ಸಮಸ್ತ ಜನಧ್ವನಿ ಕೇಳುಗರಿಗೆಲ್ಲ ಬೆಳಗಿನ ಶುಭೋದಯಗಳು. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ 90.8 ಕಂಪನಾಂಗದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ಪ್ರಿಯ ಕೇಳುಗರೇ, ಈ ದಿನ 2026 ಇಸವಿಯ ಜುಲೈ ತಿಂಗಳ 18 ತಾರೀಕಿನ ಶನಿವಾರ. ನಾನು ನಿಮ್ಮ ರೇಡಿಯೋ ಗೆಳತಿ ಪ್ರೀತಿ. ಇಂದು ನಮ್ಮ ಜನಧ್ವನಿಯಲ್ಲಿ ಏನೆಲ್ಲ ಕಾರ್ಯಕ್ರಮಗಳು ಪ್ರಸಾರಗೊಳ್ಳಲಿವೆ ಎಂಬುದರ ಬಗ್ಗೆ ತಿಳಿದು ಬರೋಣ. ಇಂದು ಬೆಳಿಗ್ಗೆ 6:54 ಕರುನಾಡುಬ ಬೆಳಿಗ್ಗೆ ಕಾರ್ಯಕ್ರಮ, 7:05 ಪ್ರದೇಶ ಸಮಾಚಾರ, 7:15 ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಕಾರ್ಯಕ್ರಮ, 7:25 ಜ್ಞಾನಸುಧ, 7:35 ಆಕಾಶವಾಣಿ ವಾರ್ತೆಗಳು, 7:45 ಜನಧ್ವನಿ ಪರಿಣಾಮ, 8:15 ಶುಭಾಶಯ ಕಾರ್ಯಕ್ರಮ, 8:21 ಆಸ್ಪತ್ರೆಯ ವೈದ್ಯರ ಪ್ರಕಟಣೆ, 8:23 ಬೆಳೆ ಬೆಲೆ, 8:25 ವಿಜ್ಞಾನ ವಿಸ್ಮಯ, 8:35 ಗೀತ ಸುನಾದ ಕಾರ್ಯಕ್ರಮ, 8:45 ಮಹಿಳೆ ಕಾರ್ಯಕ್ರಮ. ಒಂಬತ್ತು ಗಂಟೆ 20 ನಿಮಿಷಕ್ಕೆ ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮದ ಮರುಪ್ರಸಾರ ಕಾರ್ಯಕ್ರಮ, 10:20 ಗಾನ ಗಂಧರ್ವ, 11:00 ಭಾವಸಿಂಚನ ಕಾರ್ಯಕ್ರಮ, 11:30 ಹಾಡು ಹಸಿ, 11:40 ಈ ದಿನದ ವಿಶೇಷ ಕಾರ್ಯಕ್ರಮ, 11:55 ಪತ್ರಿಕಾ ಮಾಹಿತಿ. ಪ್ರಿಯ ಕೇಳುಗರೇ, ಈ ಎಲ್ಲಾ ಕಾರ್ಯಕ್ರಮಗಳು ನಿಮ್ಮ ನೆಚ್ಚಿನ ಜನಧ್ವನಿಯಾದ 90.8 ಕಂಪನಕದಲ್ಲಿ ಸರಕುರಿನಿಂದ ಪ್ರಸಾರವಾಗುತ್ತಿದೆ.

ಸ್ನೇಹಿತರೆ, ಅಜ್ಞಾನವೆಂಬ ಕತ್ತಲೆಯನ್ನು ಕಳೆದು ಬದುಕಿನಲ್ಲಿ ಸುಜ್ಞಾನವೆಂಬ ಜ್ಯೋತಿಯನ್ನು ಬೆಳಗಿಸಲು ಬನ್ನಿ ಕೇಳೋಣ ಕರುಣಾ.

ಕೊಟ್ಟಹಳ್ಳಿ ಅಲ್ಲೊಬ್ಬ ವೈದ್ಯರು. ಆ ವೈದ್ಯ ಶಿಕ್ಷಣ ಎಲ್ಲಿ ಪಡೆದಿದ್ರು ಯಾರಿಗೂ ಗೊತ್ತಿಲ್ಲ. ಅವ್ರು ಶಿಕ್ಷಣ ಪಡ್ಕೊಂಡಿದ್ರು ಹಾಗೆ ಅಲ್ಲಿ ಇಲ್ಲಿ ನೋಡಿ ಕಲ್ತಿದ್ರು ಅದು ಗೊತ್ತಿಲ್ಲ. ಸುತ್ತಿನ 10 ಊರಲ್ಲಿ ಅವರೊಬ್ಬ ಪ್ರಸಿದ್ಧ ವೈದ್ಯರು. ಹಸ್ತಗುಣ ಬಹಳ ಚೆನ್ನಾಗಿದೆ, ಔಷಧಿ ರಾಮಬಾಣ ಅಂತ ಎಲ್ಲ ಖ್ಯಾತ ಆದದ್ದು. ಪುಟ್ಟ ಮಕ್ಕಳು ನೆಗಡಿ ಕೆಮ್ಮಿನಿಂದ ಹಿಡಿದು ಕ್ಲಿಷ್ಟವಾದ ಹೆರಿಗೆವರೆಗೆ ಇವರದೇ ಚಿಕಿತ್ಸೆ. ಅವ್ರು ರೋಗಿಗಳಿಂದ ಕಾಡಿ ಬೇಡಿ ದುಡ್ಡು ಪಡೆಯೋರಲ್ಲ, ರೋಗಿಗಳು ಗುಣ ಆದ್ಮೇಲೆ ಎಷ್ಟು ಕೊಟ್ಟರೆ ಅಷ್ಟೇ ತಗೋತಿದ್ರು. ಜನರು ಕೂಡ ಅವ್ರ ಸೇವೆಯನ್ನು ಸ್ಮರಿಸಿಕೊಂಡು ಕೈಲಾದಷ್ಟು ಧಾರಾಳವಾಗಿ ಕೊಡ್ತಿದ್ರು ದುಡ್ಡು. ಕೆಲವರು ಹಣ ಕೊಟ್ಟರೆ ಕೆಲವರು ಕಾಳು ಕಡಿ ಕೊಡೋರು, ಇನ್ನು ಕೆಲವರು ತರಕಾರಿಯನ್ನು ಹಾಲು ಮೊಸರನ್ನು ಏನಿರ್ತದೋ ಅದು ಕೊಡ್ತಿದ್ರು. ಪಾಪ ಹಣ ಇಲ್ಲದವರು, ಸ್ವಾಮಿ ನಮ್ಮ ಕಡೆ ಹಣ ಇಲ್ಲ, ನಿಮ್ಮ ಹೊಲದಲ್ಲಿ 4 ದಿವಸ ಕೂಲಿ ಮಾಡ್ತೀವಿ ಸ್ವಾಮಿ, ನಮ್ಮ ದುಡ್ಡು ಕೊಡಬೇಡಿ ಅಂತ ಋಣ ತೀರಿಸೋರು. ಅಂತೂ ವೈದ್ಯರು ಸಾಕಷ್ಟು ಚೆನ್ನಾಗಿಯೇ ಬದುಕಿದರು. ಒಂದಿಷ್ಟು ಹೊಲ ಮಾಡಿಕೊಂಡ್ರು, ಒಂದೆರಡು ಮನೆ ಕಟ್ಸ್ಕೊಂಡ್ರು. ತಮ್ಮೊಬ್ಬನೇ ಮಗ ವೈದ್ಯಕೀಯ ಕಾಲೇಜಿಗೆ ಸೇರಿಸಿ ವೈದ್ಯರನ್ನಾಗಿ ಮಾಡಿದರು. ಆ ಹುಡುಗ ಚೆನ್ನಾಗಿ ಓದಲಿ ಅಂತ ಹೇಳಿ ಇಂಗ್ಲೆಂಡಿಗೆ ಕಳಿಸಿದ್ರು ಉನ್ನತ ಶಿಕ್ಷಣಕ್ಕೆ ಹೋಗಲಿ ಅಂತ. ಅಲ್ಲಿಗೆ ಹೋಗಿ ಪದವಿ ಪಡೆದು ಮರಳಿ ತನ್ನ ಹಳ್ಳಿಗೆ ಬಂದರೆ ಮಗ ಪಟ್ಟಣದಲ್ಲಿ ಒಂದು ಆಸ್ಪತ್ರೆ ತೆಗೆದು ನಡೆಸಬೇಕು ಅಂತ ಅವನ ಆಸೆ. ಸ್ವಲ್ಪ ದಿನ ನನ್ನ ಜೊತೆಗೆ ಇರಪ್ಪ ನೀನು ಅಂತ ಕೇಳಿಕೊಂಡ್ರು ತಂದೆ. ಮಗ ಒಪ್ಕೊಂಡ. ಒಂದು ದಿನ ಮನೆಯಲ್ಲಿ ಕೂತ್ಕೊಂಡಾಗ ರೈತ ಓಡಿ ಬಂದ ವೈದ್ಯರ ಮನೆಗೆ. ಅಯ್ಯೋ ಸ್ವಾಮಿ, ನನ್ನ ಮಗನಿಗೆ ವಿಪರೀತ ಜ್ವರ ಬಂದುಬಿಟ್ಟಿದೆ, ಮೊನ್ನೆವರೆಗೆ ಕಡಿಮೆ ಆಗಿತ್ತು ಮತ್ತೆ ಜಾಸ್ತಿ ಆಗಿದೆ ಜ್ವರ, ಈಗ ದಯವಿಟ್ಟು ಬನ್ನಿ ಅಂತ ಅಲವತ್ಕೊಂಡ. ವೈದ್ಯರು ಹೊರಟರು ರೋಗಿನ ನೋಡೋದಕ್ಕೆ. ನಾನು ಬರಲ್ಲ ಜೊತೆಗೆ ಅಂತ ಮಗ ಕೇಳ್ದ. ಬಾಬಾ ಅಂತ ಕರ್ಕೊಂಡೋದ್ರು. ರೈತನ ಮನೆಯಲ್ಲಿ ಮಗುವಿನ ಹಾಸಿಗೆ ಮೇಲೆ ಕೂತ್ಕೊಂಡ್ರು. ಅವನ ನಾಡಿ ಹಿಡಿದು ಕಣ್ಣು ಮುಚ್ಚಿದ್ರು, ನಾಡಿ ನೋಡ್ತಾ ಇದ್ರು. 2 ನಿಮಿಷ ಆದ್ಮೇಲೆ ಕಣ್ಣು ತೆಗೆದು ಕೋಪ ಮಾಡಿ, ಏನಯ್ಯ ಮಗುವಿಗೆ ಅಪತ್ಯ ಮಾಡಿದ್ದೀಯಾ ಅಂದ್ರು. ರೈತ, ಇಲ್ಲ ಸ್ವಾಮಿ, ತಾವು ಹೇಳದಂತೆ ಔಷಧಿ ಕೊಟ್ಟಿದ್ದೀನಿ, ಏನೂ ಅಪತ್ಯ ಮಾಡಿಸಿಲ್ಲ ಅಂದ. ಸುಳ್ಳು ಹೇಳ್ತೀಯಾ ನೀನು, ಔಷಧಿ ಏನೋ ಕೊಟ್ಟಿದ್ದೀಯಾ, ಆದರೆ ಬಾಳೆಹಣ್ಣು ತಿನ್ನಿಸಿಲ್ವ ಅವನಿಗೆ? ಹೌದು ಅಲ್ಲೋ, ನಿಜ ಹೇಳೋ, ನನ್ನ ನಾಡಿಯಲ್ಲಿ ಬಾಳೆಹಣ್ಣು ಸಿಗ್ತಾ ಇದೆ, ಇಲ್ಲಿ ನಾಡಿಯಲ್ಲಿ ಬರ್ತದೆ ಬಾಳೆಹಣ್ಣು ಬರ್ತಾ ಇದೆ ಇಲ್ಲಿ. ಹಾ, ಇಂಗ್ಲೆಂಡಿನ ಪದವಿ ಬಂದಿದ್ದಲ್ಲ ಹುಡುಗ ತರುಣ ವೈದ್ಯ, ಅವ್ನಿಗೆ ಆಶ್ಚರ್ಯ, ನಾಡಿಯಲ್ಲಿ ಬಾಳೆಹಣ್ಣು ಪತ್ತೆ ಮಾಡೋದನ್ನ ಇಂಗ್ಲೆಂಡು ಹೇಳಿಕೊಟ್ಟಿರಲಿಲ್ಲ. ಆ ರೈತ ಮಾತ್ರ ಪೆಚ್ಚಾಗಿ, ಹೌದು ಸ್ವಾಮಿ, ಹೌದು ಸ್ವಾಮಿ, ತಿನ್ನಿಸಿದ್ದು ನಿಜ, ನಾವೆಲ್ಲ ತಿಂತಾ ಇದ್ವಲ್ಲ, ಆ ಹುಡುಗ ಪಾಪ ಮಗುನ ಬಿಟ್ಟು ಹೆಂಗೆ ತಿನ್ನೋದು ಅಂತ ಹೇಳಿ ಒಂದೆರಡು ಬಾಳೆಹಣ್ಣು ತಿನ್ನಿಸಿದ್ದೀನಿ ಸ್ವಾಮಿ ಅಂದ. ಇನ್ ಮಾಡಿ ಹಂಗೆ ಮಾಡಬೇಡ, ಸರಿಯಾಗಿ ಪತ್ತೆ ಮಾಡು ಅಂತ ಹೇಳಿ ಔಷಧಿ ಕೊಟ್ಟು ಬಂದರು. ದಾರಿಯಲ್ಲಿ ಬರುವಾಗ ಮಗ ಕೇಳಿದ, ಅಪ್ಪ ನಾಡಿಯಲ್ಲಿ ಬಾಳೆಹಣ್ಣು ಹೆಂಗೆ ಗೊತ್ತಾಗುತ್ತೆ ನಿನಗೆ? ಆ ವೃದ್ಧ ತಂದೆ ಹೇಳಿದ, ದಡ್ಡ, ಬಾಳೆಹಣ್ಣು ನಾಡಿಯಲ್ಲಿ ಗೊತ್ತಾಗುತ್ತದೇನೋ, ಅದೆಲ್ಲ ಸಾಮಾನ್ಯ ಜ್ಞಾನಪ್ಪ. ಈ ರೈತಾಪಿ ಜನ ಮನೆಯನ್ನು ಹೊಚ್ಚಾಗಿ ಇಟ್ಕೊಂಡಿರೋದಿಲ್ಲ, ಮಗುವಿಗೆ ತಿನ್ನಿಸಿದ್ದನ್ನು ಅಲ್ಲೇ ಚಾಪೆ ಕೆಳಗೆ ಎಲೆ ಕೆಳಗೆ ಅಲ್ಲೇ ಹಾಕಿರ್ತಾರೆ, ಅದು ನೋಡಿ ಹಂಗೆ ಹೇಳಿದೆ ನಾನು, ಬಿದ್ದಿತ್ತಲ್ಲ ಬಾಳೆಹಣ್ಣು ಸಿಪ್ಪೆ ಚಾಪೆ ಕೆಳಗೆ ಅಂದರು. ಓಹೋ, ಈಗ ನನ್ನ ಮಗನಿಗೆ ಜ್ಞಾನೋದೇ ಆಯಿತು. 2 ದಿವಸ ಆದಮೇಲೆ ಇದೇ ಥರ ತಕರಾರು ಬಂತು, ಹುಡುಗನ ಜ್ವರ ಕಮ್ಮಿ ಆಗಿತ್ತು ಮತ್ತು ಜಾಸ್ತಿ ಆಗಿದೆ, ಬರಬೇಕು ಅಂತ ಓದ್ಕೊಡ್ದ. ತಂದೆ ಊರಲ್ಲಿಲ್ಲ, ಮಗ ಅಂದ ನಾನೇ ನೋಡ್ತೀನಿ ಬಿಡು ಅಂದ. ಇಂಗ್ಲೆಂಡಲ್ಲಿ ಕಲ್ತು ಬಂದವನಲ್ಲ ಇವನು, ಹೋಗಿ ನಾಡಿ ಹಿಡಿದು ನೋಡ್ದ, ಅತ್ತಿತ್ತ ನೋಡ್ದ, ಒಂಥರ ಜೋರಾಗಿ ರೇಗಿದ. ಏನ್ರಿ ಅಪತ್ಯ ಮಾಡಿಸಿದ್ದೀರಿ ಮಗುಗೆ? ಇಲ್ಲ ಸ್ವಾಮಿ, ಅಪತ್ಯ ಏನು ಮಾಡಿಸಿಲ್ಲ ಅಂದು. ಏಯ್, ಸುಳ್ಳು ಹೇಳಬೇಡಿ, ರೋಗಿಗೆ ಚರ್ಮದ ತುಂಡು ತಿನ್ನಿಸಿದ್ದೀರಿ ನೀವು, ನನಗೆ ನಾಡಿಯಲ್ಲಿ ಸಿಗ್ತಾ ಇದೆ, ಚರ್ಮದ ತುಂಡು ತಿನ್ನಿಸಿದ್ದೀರಿ ಹುಡುಗರಿಗೆ ಅಂತ. ಮನೆಯವ್ರು ಹುಚ್ಚಿಡ್ದಂಗೆ ಆಯ್ತು. ಆಯ್ತು ಸ್ವಾಮಿ, ನೀವು ಮನೆಗೆ ಹೋಗಿ ಆಮೇಲೆ ಬರ್ತೀವಿ ಅಂದರು. ಬಂದು ಹಿರಿಯ ವೈದ್ಯರಿಗೆ ದೂರಿದ್ರು, ಏನು ಸ್ವಾಮಿ ನಿಮ್ಮ ಮಗ ಚರ್ಮದ ಚೂರು ತಿನ್ನಿಸಿದ್ದೀರಿ ಅಂತಾರೆ, ಮಕ್ಕಳಿಗೆ ತಿನ್ಸಕ್ಕಾಗತ್ತೆ ಅನ್ರಿ ಅಂದರು. ಆಯ್ತು ಬಿಡಿ, ನೋಡೋಣ ಅಂಥೇಳಿ ಔಷಧಿ ಕೊಟ್ಟು ಆಮೇಲೆ ಮಗನಿಗೆ ಬೈದ್ರಂತ, ದಡ್ಡ ನಾನಲ್ಲಿ ಬಾಳೆಹಣ್ಣು ಅಂತ ಹೇಳಿ ನೀನು ಚರ್ಮ ಹೇಳ್ತಿದ್ದೆ, ಇಲ್ಲಿ ಇದು ಚಮ್ಮಾರ ಮನೆ ಕಣೋ, ಚರ್ಮ ತುಂಡು ಎಲ್ಲ ಕಡೆ

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ಮುಖ್ಯಾಂಶಗಳು. ಧಾರವಾಡ ಭಾರತೀಯ ತಂತ್ರಜ್ಞಾನ ಸಂಸ್ಥೆ ಘಟಿಕೋತ್ಸವ ಇಂದು. ಸುಧಾಮೂರ್ತಿ ಅವರಿಗೆ ಗೌರವ ಡಾಕ್ಟರೇಟ್. ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ. ಧಾರವಾಡ ಜಿಲ್ಲೆಯಲ್ಲಿ ಶೇಕಡ 46.67% ಅರ್ಜಿಗಳ ಗಣಕೀಕರಣ. ದುರಸ್ತಿ ಹಾಗೂ ವಿದ್ಯುತ್ ಬಿಲ್ ಬಾಕಿ ಹಿನ್ನೆಲೆ ರಾಜ್ಯದ 145 ಏತ ನೀರಾವರಿ ಯೋಜನೆಗಳು ಸ್ಥಗಿತ. ಸಂಸದ ಬಸವರಾಜ ಬೊಮ್ಮಾಯಿ ಕಳವಳ. ರಾಜ್ಯದ ರೈಲ್ವೆ ಯೋಜನೆಗಳಿಗೆ ಕೃಷಿ ಭೂಮಿ ನೀಡುವ ರೈತರ ಹಿತ ಕಾಯುವಂತೆ ಚಿತ್ರದುರ್ಗ ಸಂಸದ ಗೋವಿಂದ ಕಾರಜೋಳ ಸೂಚನೆ. ಈಗ ವಾರ್ತೆಗಳ ವಿವರ. ದಶಕದ ಹೊಸ್ತಿಲಲ್ಲಿರುವ ಧಾರವಾಡದ ಭಾರತೀಯ ತಂತ್ರಜ್ಞಾನ ಸಂಸ್ಥೆ ಐಐಟಿ 7ನೇ ಘಟಿಕೋತ್ಸವ ಇಂದು 3:00 PM ಆಯೋಜಿತವಾಗಿದೆ. ಧಾರವಾಡ ಐಐಟಿಯ ಮೊದಲ ಗೌರವ ಡಾಕ್ಟರೇಟ್ ರಾಜ್ಯಸಭಾ ಸಂಸದರಾದ ಇನ್ಫೋಸಿಸ್ ಪ್ರತಿಷ್ಠಾನದ ಧರ್ಮದರ್ಶಿ ಡಾ ಸುಧಾಮೂರ್ತಿ ಅವರಿಗೆ ಪ್ರದಾನಿಸಿ ಗೌರವಿಸಲಾಗುತ್ತಿದೆ. ಹೊಸದಿಲ್ಲಿಯ ಅನುಸಂಧಾನ ರಾಷ್ಟ್ರೀಯ ಸಂಶೋಧನಾ ಪ್ರತಿಷ್ಠಾನದ ಪ್ರೊಫೆಸರ್ ಭೀಮ್ ಸಿಂಗ್ ಘಟಿಕೋತ್ಸವ ಭಾಷಣ ಮಾಡಲಿದ್ದಾರೆ. ಘಟಿಕೋತ್ಸವದಲ್ಲಿ 2 ಚಿನ್ನದ ಪದಕ, 10 ಬೆಳ್ಳಿ ಪದಕಗಳನ್ನು ನೀಡಲಾಗುವುದು ಎಂದು ಧಾರವಾಡ ಐಐಟಿ ನಿರ್ದೇಶಕ ಪ್ರೊಫೆಸರ್ ವೆಂಕಪ್ಪಯ್ಯ ದೇಸಾಯಿ ತಿಳಿಸಿದ್ದಾರೆ. ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ 2026ರ ಅಂಗವಾಗಿ ಮತಗಟ್ಟೆ ಅಧಿಕಾರಿಗಳ ಮೂಲಕ ಗಣತಿ ನಮೂನೆಗಳನ್ನು ವಿತರಿಸಿ ಶೇಕಡ 96.99% ಗುರಿ ಸಾಧಿಸಲಾಗಿದೆ ಎಂದು ಧಾರವಾಡ ಜಿಲ್ಲೆ ಚುನಾವಣಾಧಿಕಾರಿ ಆರ್ ಸ್ನೇಹಲ್ ತಿಳಿಸಿದ್ದಾರೆ. ಆಕಾಶವಾಣಿ ಧಾರವಾಡ ಕೇಂದ್ರ ಆಯೋಜಿಸಿದ್ದ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ನೇರ ಫೋನ್ಇನ್ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದರು. ಶೇಕಡ 46.67% ಅರ್ಜಿ ನಮೂನೆಗಳನ್ನು ಡಿಜಿಟಲೀಕರಿಸಲಾಗಿದೆ ಎಂದರು.
1: ಮತಗಟ್ಟೆ ವ್ಯಾಪ್ತಿಯ ಮತದಾರರ ಪಟ್ಟಿ ಏನಿದೆ ಅದು ಒಂದು ಪಬ್ಲಿಕ್ ಡಾಕ್ಯುಮೆಂಟ್ ಇದ್ದಾಗೆ, ಇದು ಎಲ್ಲಾನು ಕೂಡ ಆನ್ಲೈನ್ ನಲ್ಲಿ ಲಭ್ಯ ಇರುತ್ತೆ. ಈ ಸಂದರ್ಭದಲ್ಲಿ ನಾವು ಯಾವುದೇ ಡಾಕ್ಯುಮೆಂಟ್ಸ್ ಅನ್ನ ಕಲೆಕ್ಟ್ ಮಾಡ್ತಾ ಇಲ್ಲ. ಅರ್ಜಿದಾರರು ಏನಾದ್ರೂ ಮಾಹಿತಿಯನ್ನ ಸರಿಯಾಗಿ ಫಿಲ್ ಮಾಡಿಲ್ಲ ಎನ್ಯುಮರೇಷನ್ ಫಾರ್ಮ್ ಅಲ್ಲಿ ಅಂದ್ರೆ, ಆ ಮತದಾರರಿಗೆ ನಾವು ಕ್ಲೇಮ್ಸ್ ಅಂಡ್ ಆಬ್ಜೆಕ್ಷನ್ ಪೀರಿಯಡ್, ನಮ್ಮ ಬಿಎಲ್ಒಗಳು 8 August ವರ್ಗೂ ಮನೆ ಮನೆಗೆ ಹೋಗಿ ಫಾರ್ಮ್ಸ್ ಗಳನ್ನ ಕೊಟ್ಟು ಅದನ್ನ ವಾಪಸ್ ಕೂಡ ತೆಗೆದುಕೊಳ್ತಾರೆ. ಆದರೆ ಈ ಫಾರ್ಮ್ಸ್ ಗಳು ಏನ್ ಅವರು ಫಿಲ್ ಮಾಡಿ ಕೊಟ್ಟಿರ್ತಾರಲ್ಲ, ಅವುಗಳ ಪರಿಷ್ಕರಣೆ ಆಗಿ ಡ್ರಾಫ್ಟ್ ಮತದಾರರ ಪಟ್ಟಿ 17 August ಗೆ ಪಬ್ಲಿಷ್ ಆಗುತ್ತೆ. 17 August ದಿಂದ 16-9 ಕ್ಲೇಮ್ಸ್ ಅಂಡ್ ಆಬ್ಜೆಕ್ಷನ್ಸ್ ಅಂತ ಒಂದು ಪೀರಿಯಡ್ ಇರುತ್ತೆ. ಈ ಸಮಯದಲ್ಲಿ ಅವರು ಏನಾದ್ರು ತಿದ್ದುಪಡಿಗಳನ್ನ ಮಾಡಬೇಕಿದ್ರೆ ಮತದಾರರು ಆಕ್ಷೇಪಣೆಗಳನ್ನ ಸಲ್ಲಿಸಬಹುದು. ನ್ಯೂಮರೇಷನ್ ಫಾರ್ಮ್ ಅಲ್ಲಿ ಫಿಲ್ ಮಾಡಿರುವಂತಹ ಮಾಹಿತಿಯಲ್ಲಿ ಲೋಪದೋಷಗಳಿದ್ರೆ ನಮ್ಮ ERO ಏನಿರ್ತಾರೆ, ಚುನಾವಣಾ ಅಧಿಕಾರಿಗಳೇನಿರ್ತಾರೆ, ಅವರು ಅವರಿಗೆ ನೋಟಿಸ್ ಅನ್ನ ಜನರೇಟ್ ಮಾಡಿ ಕಳಿಸ್ಕೊಡ್ತಾರೆ. ನೋಟಿಸ್ ಗೆ ಅವರು ಉತ್ತರ ಕೊಡುವಾಗ ಅವರು ಕೆಲವೊಂದು ದಾಖಲೆಗಳನ್ನ ಸಬ್ಮಿಟ್ ಮಾಡಬೇಕಾಗುತ್ತೆ. ಆ ದಾಖಲೆಗಳು ಏನಿದೆ ಅದೆಲ್ಲೂ ಕೂಡ ಪಬ್ಲಿಕ್ ಆಗೋದಿಲ್ಲ, ಅದು ಗೌಪ್ಯವಾಗಿ ಇಡಲಾಗುತ್ತದೆ.
0: ಅಮೃತ ಯೋಜನೆ ಅಡಿ ಮೇಲ್ದರ್ಜೆಗೇರಿಸಲಾದ ರಾಜ್ಯದ 4 ರೈಲು ನಿಲ್ದಾಣಗಳ ಪೈಕಿ ಕೊಪ್ಪಳ ರೈಲು ನಿಲ್ದಾಣದ ಉದ್ಘಾಟನಾ ಸಮಾರಂಭದಲ್ಲಿ ಮುನಿರಾಬಾದ್ ಕಾಡ ಅಧ್ಯಕ್ಷ ಹಸೇನ್ ಸಾಬ್ ದೋಟಿಹಾಳ ಹಾಗೂ ಪದ್ಮಶ್ರೀ ಭೀಮವ್ವ ಸಿಳ್ಳೆಖ್ಯಾತ ಹಾಗೂ ಹಿರಿಯ ಸ್ವಾತಂತ್ರ್ಯ ಹೋರಾಟಗಾರರು ಪಾಲ್ಗೊಂಡಿದ್ದರು. ಜಿಲ್ಲಾಡಳಿತ ಹಾಗೂ ನೈಋತ್ಯ ರೈಲ್ವೆ ಪರವಾಗಿ ಜಿಲ್ಲಾಧಿಕಾರಿ ಡಾಕ್ಟರ್ ಸುರೇಶ್ ಇಟ್ನಾಳ್ ಹಾಗೂ ರೈಲ್ವೆ ಸಚಿವಾಲಯದ ಹಿರಿಯ ಅಧಿಕಾರಿಗಳು ಸನ್ಮಾನಿಸಿ ಗೌರವಿಸಿದರು. ದಕ್ಷಿಣ ಕನ್ನಡ ಜಿಲ್ಲೆ ಬಂಟ್ವಾಳದಲ್ಲಿ ಮೇಲ್ದರ್ಜೆಗೇರಿಸಲಾದ ಅಮೃತ್ ಭಾರತ್ ರೈಲು ನಿಲ್ದಾಣದ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಸಂಸದ ಬ್ರಿಜೇಶ್ ಚೌಟ, ವಿಧಾನ ಪರಿಷತ್ತಿನ ಶಾಸಕ ಕಿಶೋರ್ ಕುಮಾರ್ ಪುತ್ತೂರು

0: ಸೇರಿದಂತೆ ಅನೇಕ ಗಣ್ಯರು ಪಾಲ್ಗೊಂಡಿದ್ದರು. ಅಮೃತ್ ಯೋಜನೆ ಅಡಿ ಪುನರ್ ಅಭಿವೃದ್ಧಿಪಡಿಸಲಾದ ದೇಶದ 75 ರೈಲು ನಿಲ್ದಾಣಗಳನ್ನು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ವರ್ಚುವಲ್ ವೇದಿಕೆ ಮೂಲಕ ಲೋಕಾರ್ಪಣೆಗೊಳಿಸಿದರು. ಆಗುಂಬೆ ಘಟ್ಟದ ರಸ್ತೆ ಹಾಗೂ ಸುರಂಗ ಮಾರ್ಗ ಯೋಜನೆಗೆ ರಾಷ್ಟೀಯ ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಗಳು ಸಂಬಂಧಿತ ಇಲಾಖೆಗಳ ಅಧಿಕಾರಿಗಳೊಂದಿಗೆ ಸಭೆ ನಡೆಸಿ ಮಾಹಿತಿ ಪಡೆದಿದ್ದು, ರಸ್ತೆಯ ವಿಸ್ತರಣೆಗೆ 420 ಕೋಟಿ ರೂಪಾಯಿ ಅನುದಾನ ಬಿಡುಗಡೆಯಾಗಿದೆ ಎಂದು ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ ಸಂಸದ ಬಿವೈ ರಾಘವೇಂದ್ರ ಹೇಳಿದ್ದಾರೆ. ಶಿವಮೊಗ್ಗ ವಿಜ್ಞಾನ ಕೇಂದ್ರದ ಕಟ್ಟಡ ನಿರ್ಮಾಣ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲಿಸಿದರು. ಬಳಿಕ ಮಾತನಾಡಿದ ಅವರು, ವಿಜ್ಞಾನ ಕೇಂದ್ರದಲ್ಲಿ ಜೀವ ವೈವಿಧ್ಯ, ಖನಿಜ ಸಂಪನ್ಮೂಲ, ಕಡಲ ಜೀವಶಾಸ್ತ್ರದ ವಸ್ತು ಪ್ರದರ್ಶಿನಿ ಸ್ಥಾಪಿಸಲು ಯೋಜಿಸಲಾಗಿದೆ ಎಂದರು. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಕೃತಕ ಬುದ್ಧಿಮತ್ತೆಯೊಂದಿಗೆ ಸಮನ್ವಯ ಸಾಧಿಸುವುದೊಂದೇ ಮಾರ್ಗ ಎಂದು ಬೆಂಗಳೂರು ವಿಶ್ವವಿದ್ಯಾಲಯದ ವಿಶ್ರಾಂತ ಉಪಕುಲಪತಿ ಪ್ರೊಫೆಸರ್ KR ವೇಣುಗೋಪಾಲ ಪ್ರತಿಪಾದಿಸಿದ್ದಾರೆ. ಬೆಂಗಳೂರು ನಗರ ಡಾಕ್ಟರ್ ಮನಮೋಹನ್ ಸಿಂಗ್ ವಿಶ್ವವಿದ್ಯಾಲಯ, ಮೌಂಟ್ ಕಾರ್ಮೆಲ್ ಡೀಮ್ಡ್ ವಿಶ್ವವಿದ್ಯಾಲಯ ಹಾಗೂ ಇಂಟರ್ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಬಿಸಿನೆಸ್ ಸ್ಟಡೀಸ್ ಸಹಯೋಗದಲ್ಲಿ ಸೆಂಟ್ರಲ್ ಕಾಲೇಜಿನ ಜ್ಞಾನಜ್ಯೋತಿ ಸಭಾಂಗಣದಲ್ಲಿ ಆಯೋಜಿಸಿದ್ದ AI ಚಾಲಿತ ನಿರ್ವಹಣೆ ಮತ್ತು ಸುಸ್ಥಿರ ವ್ಯಾಪಾರ ಪರಿವರ್ತನೆ ವಿಷಯದ ಅಂತಾರಾಷ್ಟ್ರೀಯ ಸಮ್ಮೇಳನದಲ್ಲಿ ಅವರು ದಿಕ್ಸೂಚಿ ಭಾಷಣ ಮಾಡಿದರು. ಕ್ವಾಂಟಮ್ ಕೃತಕ ಬುದ್ಧಿಮತ್ತೆ ಸಂಘರ್ಷದಿಂದ ಸಹಕಾರ ಮತ್ತು ಸಹಭಾಗಿತ್ವದ ಹಂತ ದಾಟಿ ಇದೀಗ ಸ್ಪರ್ಧೆಯ ಘಟ್ಟ ತಲುಪಿದೆ. 2045 ವೇಳೆಗೆ ಮಾನವ ಯಂತ್ರ ಏಕರೂಪತೆಯ ಸನ್ನಿವೇಶ ಸೃಷ್ಟಿಯಾಗಲಿದೆ ಎಂದರು. ರಾಜ್ಯದ 145 ಏತ ನೀರಾವರಿ ಯೋಜನೆಗಳು ದುರಸ್ತಿ ಹಾಗೂ ವಿದ್ಯುತ್ ಬಿಲ್ ಬಾಕಿ ಹಿನ್ನೆಲೆ ಸ್ಥಗಿತಗೊಂಡಿವೆ ಎಂದು ಹಾವೇರಿ ಗದಗ್ ಲೋಕಸಭಾ ಕ್ಷೇತ್ರದ ಸಂಸದ ಬಸವರಾಜ ಬೊಮ್ಮಾಯಿ ಆರೋಪಿಸಿದ್ದಾರೆ. ಗದಗ್ ನಗರದ ಹಿರೇಹಂದಿಗೋಳ ರಸ್ತೆಯ ಗಂಗಿಮಡಿ ಗ್ರಾಮದ ರೈತರ ಹೊಲಗಳಿಗೆ ತೆರಳಿ ಬರ ಪರಿಶೀಲಿಸಿ ಅವರು ಮಾತನಾಡಿದರು. ಬೆಳೆಗಳು ಒಣಗುತ್ತಿವೆ, ರಾಜ್ಯಾದ್ಯಂತ ಬರ ಆವರಿಸಿದೆ, ಅನೇಕ ಕಡೆ ರೈತರು ಬಿತ್ತನೆಯನ್ನೇ ಕೈಗೊಂಡಿಲ್ಲ, ಬಿತ್ತನೆ ಮಾಡಿದ ಬೆಳೆಗಳು ಸಂಪೂರ್ಣ ಹಾಳಾಗಿವೆ, ಇನ್ನೂವರೆಗೂ ಪ್ರಾಥಮಿಕ ಸಮೀಕ್ಷೆಯನ್ನು ನಿಗದಿತ ಮಾನದಂಡಗಳಡಿ ರಾಜ್ಯ ಸರ್ಕಾರ ಆರಂಭಿಸಿಲ್ಲ, ರೈತರ ಹಿತ ಕಾಯಲು ರಾಜ್ಯ ಸರ್ಕಾರ ಕೂಡಲೇ ಮುಂದಾಗಬೇಕು ಎಂದು ಮಾಜಿ ಮುಖ್ಯಮಂತ್ರಿ ಬೊಮ್ಮಾಯಿ ಆಗ್ರಹಿಸಿದರು. ರಾಜ್ಯದ ರೈಲ್ವೆ ಯೋಜನೆಗಳಿಗೆ ತಮ್ಮ ಕೃಷಿ ಭೂಮಿ ನೀಡುವ ರೈತರಿಗೆ ನಿಯಮಾನುಸಾರ ಗರಿಷ್ಠ ಪರಿಹಾರ ನೀಡಿ ಹಿತ ಕಾಯುವಂತೆ ಚಿತ್ರದುರ್ಗ ಲೋಕಸಭಾ ಕ್ಷೇತ್ರದ ಸಂಸದ ಗೋವಿಂದ ಕಾರಜೋಳ ಸಂಬಂಧಿತ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ತುಮಕೂರು ಚಿತ್ರದುರ್ಗ ದಾವಣಗೆರೆ ನೇರ ರೈಲ್ವೆ ಮಾರ್ಗ ಹಾಗೂ ಚಿಕ್ಕಜಾಜೂರು ಬಳ್ಳಾರಿ ದ್ವಿಮಾರ್ಗ ಯೋಜನೆಯ ಪ್ರಗತಿ ಪರಿಶೀಲಿಸಿ ಅವರು ಮಾತನಾಡಿದರು. ಜಿಲ್ಲಾಧಿಕಾರಿ ಟಿ ವೆಂಕಟೇಶ್ ಮಾಹಿತಿ ನೀಡಿ, ಜಿಲ್ಲೆಯ ರೈಲ್ವೆ ಮಾರ್ಗ ಯೋಜನೆಗೆ ಅಗತ್ಯವಿರುವ 1405 ಎಕರೆ ಭೂಮಿ ಪೈಕಿ 1211 ಎಕರೆ ಭೂಮಿಯನ್ನು ರೈಲ್ವೆ ಇಲಾಖೆಗೆ ಹಸ್ತಾಂತರಿಸಲಾಗಿದೆ ಎಂದರು. ರಾಷ್ಟೀಯ ಕೃಷಿ ಹಾಗೂ ಗ್ರಾಮೀಣಾಭಿವೃದ್ಧಿ ಬ್ಯಾಂಕ್ ನಬಾರ್ಡ್ ಬಾಗಲಕೋಟೆ ಹಾಗೂ ಬೆಳಗಾವಿ ಜಿಲ್ಲೆಯಲ್ಲಿ ಬಯೋಗ್ಯಾಸ್ ಘಟಕ, ಕಲಬುರಗಿ ಮತ್ತು ರಾಯಚೂರು ಜಿಲ್ಲೆಯಲ್ಲಿ ಸೌರ ಮತ್ತು ಪವನ ವಿದ್ಯುತ್ ಯೋಜನೆಗಳಿಗೆ ಆದ್ಯತೆ ನೀಡಿದೆ ಎಂದು ನಬಾರ್ಡ್ ಮುಖ್ಯ ಪ್ರಧಾನ ವ್ಯವಸ್ಥಾಪಕ ಡಾಕ್ಟರ್ ಸುರೇಂದ್ರ ಬಾಬು ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ನಬಾರ್ಡ್ ಪ್ರಾದೇಶಿಕ ಕಚೇರಿಯಲ್ಲಿ 45ನೇ ಸಂಸ್ಥಾಪನಾ ದಿನಾಚರಣೆಯಲ್ಲಿ ಅವರು ಮಾತನಾಡಿದರು. ರಾಜ್ಯದ 6300 ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಗಳನ್ನು ಡಿಜಿಟಲೀಕರಿಸಿ ದಕ್ಷತೆ ಹೆಚ್ಚಿಸಲಾಗುತ್ತಿದೆ ಎಂದರು. ಬೀದರ್ ಜಿಲ್ಲೆಯಾದ್ಯಂತ ಗ್ರಾಮೀಣ ಕೂಲಿ ಕಾರ್ಮಿಕರಿಗೆ ವಿಕಸಿತ ಭಾರತ ಜಿ ರಾಮ್ಜಿ ಯೋಜನೆಯಡಿ ಸ್ಥಳೀಯ ಮಟ್ಟದಲ್ಲಿ ಉದ್ಯೋಗಾವಕಾಶ ಒದಗಿಸಲಾಗಿದ್ದು, ಉದ್ಯೋಗಕ್ಕಾಗಿ ನಗರ ಪ್ರದೇಶಗಳಿಗೆ ವಲಸೆ ಹೋಗದಂತೆ ಜಿಲ್ಲಾಧಿಕಾರಿ ಶಿಲ್ಪ

0: ಶರ್ಮಾ ಕೋರಿದ್ದಾರೆ. ಜಿಲ್ಲೆಯಲ್ಲಿ ಬರಗಾಲ ತಲೆದೋರಿರುವ ಹಿನ್ನೆಲೆ ಆಯಾ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಮೂಲಸೌಕರ್ಯ ಅಭಿವೃದ್ಧಿಗೆ ಆದ್ಯತೆ ನೀಡಿ 5 ಲಕ್ಷ ರೂಪಾಯಿವರೆಗಿನ ವೈಯಕ್ತಿಕ ಕಾಮಗಾರಿ ಕೈಗೊಳ್ಳಲು ಪ್ರಾವಧಾನ ಕಲ್ಪಿಸಲಾಗಿದೆ. ಆಸಕ್ತರು ತಮ್ಮ ಗ್ರಾಮ ಪಂಚಾಯಿತಿಗೆ ತೆರಳಿ ಪ್ರಸ್ತಾವ ಸಲ್ಲಿಸಬಹುದು ಎಂದರು. ರಾಜ್ಯದ ವಿವಿಧ ಇಲಾಖೆಗಳ 72,000 ಹುದ್ದೆಗಳ ಭರ್ತಿ ಪ್ರಕ್ರಿಯೆ ಪ್ರಗತಿಯಲ್ಲಿದೆ. ನೇಮಕಾತಿಯಲ್ಲಿ ಕ್ರೀಡಾಪಟುಗಳಿಗೆ ಆದ್ಯತೆ ನೀಡಲಾಗುವುದು ಎಂದು ಕ್ರೀಡಾ ಖಾತೆ ಸಚಿವ ಡಾ ಜಿ ಪರಮೇಶ್ವರ್ ಎಕ್ಸ್ ಮಾಧ್ಯಮದಲ್ಲಿ ತಿಳಿಸಿದ್ದಾರೆ. ಎಲ್ಲ ಸರ್ಕಾರಿ ಉದ್ಯೋಗಗಳಲ್ಲಿ 2% ಹುದ್ದೆಗಳನ್ನು ಕ್ರೀಡಾಪಟುಗಳಿಗೆ ಮೀಸಲಿಡಲು ಸಚಿವ ಸಂಪುಟ ನಿರ್ಣಯಿಸಿದೆ. ಈಗಾಗಲೇ ಕರಡು ಅಧಿಸೂಚನೆ ಹೊರಡಿಸಲಾಗಿದೆ. ಸಾರ್ವಜನಿಕರು ಮತ್ತು ಕ್ರೀಡಾಪಟುಗಳ ಸಲಹೆಗಳನ್ನು ಪರಿಶೀಲಿಸಿ ಅಂತಿಮ ತೀರ್ಮಾನ ಕೈಗೊಳ್ಳುವುದಾಗಿ ಹೇಳಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಧಾರವಾಡ ಭಾರತೀಯ ತಂತ್ರಜ್ಞಾನ ಸಂಸ್ಥೆ ಘಟಿಕೋತ್ಸವ ಇಂದು. ಸುಧಾಮೂರ್ತಿ ಅವರಿಗೆ ಗೌರವ ಡಾಕ್ಟರೇಟ್. ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ. ಧಾರವಾಡ ಜಿಲ್ಲೆಯಲ್ಲಿ 46.67% ಅರ್ಜಿಗಳ ಗಣಕೀಕರಣ. ದುರಸ್ತಿ ಹಾಗೂ ವಿದ್ಯುತ್ ಬಿಲ್ ಬಾಕಿ ಹಿನ್ನೆಲೆ ರಾಜ್ಯದ 145 ಏತ ನೀರಾವರಿ ಯೋಜನೆಗಳು ಸ್ಥಗಿತ. ಸಂಸದ ಬಸವರಾಜ ಬೊಮ್ಮಾಯಿ ಕಳವಳ. ರಾಜ್ಯದ ರೈಲ್ವೆ ಯೋಜನೆಗಳಿಗೆ ಕೃಷಿ ಭೂಮಿ ನೀಡುವ ರೈತರ ಹಿತ ಕಾಯುವಂತೆ ಚಿತ್ರದುರ್ಗ ಸಂಸದ ಗೋವಿಂದ ಕಾರಜೋಳ ಸೂಚನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35.
1: ಮುಂದೆ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಸಂಚಿಕೆ 79 ಕುರಿತು ಎಸ್ವಿವೈಎಂನ ಸಲಹೆಗಾರರು ಹಾಗೂ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಕೀಲು ಹಾಗೂ ಮೂಳೆ ರೋಗ ತಜ್ಞರಾದ ಡಾಕ್ಟರ್ ಎಂಆರ್ ಸೀತಾರಾಮ್ ರವರು ನಡೆಸಿಕೊಡುವ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಕಾರ್ಯಕ್ರಮ ಪ್ರಸಾರವಾಗಲಿದೆ.
2: ದಿನನಿತ್ಯದ ಬದುಕಿನ ಸಮಸ್ಯೆ ಸಂದೇಹಗಳಿಗೆ
3: ಲೌಕಿಕ ಹಾಗೂ ಪಾರಮಾರ್ಥಿಕ ಸ್ತರಗಳಲ್ಲಿ ಉತ್ತರವನ್ನು ಕಂಡುಕೊಂಡು
2: ಅರ್ಥಪೂರ್ಣ ಸಾರ್ಥಕ ಜೀವನ ನಡೆಸಲು ನಮಗೆ ಇರುವ ಒಂದು ದಾರಿದೀಪ
3: ಡಿವಿಜಿಯವರ ಮಂಕುತಿಮ್ಮನ ಕಗ್ಗ.
2: ಕನ್ನಡದ ಭಗವದ್ಗೀತೆ ಎಂದು ಪ್ರಸಿದ್ಧವಾದ ಈ ಜ್ಞಾನ ಭಂಡಾರದ ಅನಾವರಣವೇ
3: ನಿತ್ಯದ ಬದುಕಿಗೆ ಕಗ್ಗದ ಬೆಳಕು.
2: ತಪ್ಪದೇ ಕೇಳಿ ಪ್ರತಿದಿನ ಬೆಳಗ್ಗೆ 7:15 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ.
4: ಆತ್ಮೀಯ ಶ್ರೋತೃಗಳಿಗೆ ನಮಸ್ಕಾರ, ಸುಪ್ರಭಾತ. ಡಿವಿಜಿರವರ ಮಂಕುತಿಮ್ಮನ ಕಗ್ಗದ ಅಧ್ಯಯನ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಈ ಕಾರ್ಯಕ್ರಮವನ್ನು ಇವತ್ತು ಮುಂದುವರ್ಸೋಣ.
5: ಜ್ವಾಲಮಾಲಾಕುಲ
6: ಜ್ವಾಲಮಾಲಾಕುಲ
5: ಜಗದ್ರೂಪ ತಾಂಡವದಿ
6: ಜಗದ್ರೂಪ ತಾಂಡವದಿ
5: ಲೀಲೆಯಿಂ ಜೀವತೆಯನ್
6: ಲೀಲೆಯಿಂ ಜೀವತೆಯಂ
5: ಆಂತು ಪರಬೊಮ್ಮಂ
6: ಆಂತು ಪರಬೊಮ್ಮಂ
5: ತಾಳಲಯ ಮೇಳದಿನ್
6: ತಾಳಲಯ ಮೇಳದಿಂ
5: ಒಮ್ಮೆ
6: ಒಮ್ಮೆ
5: ರಭಸದಿನ್ ಒಮ್ಮೆ
6: ರಭಸದಿನ್ ಒಮ್ಮೆ
5: ಲೋಲನಾಗಿರ್ಪನೆಲೋ ಮಂಕುತಿಮ್ಮ
6: ಲೋಲನಾಗಿರ್ಪನೆಲೋ ಮಂಕುತಿಮ್ಮ.
4: ನಮಗೆ ಪ್ರಪಂಚದಲ್ಲಿ ಸಾಧಾರಣವಾಗಿ ನೋಡಿದಾಗ ಎದ್ದು ಕಾಣುವಂಥದ್ದು ಯಾವುದು ಒಂದು ರೀತಿಯಲ್ಲಿ ಪ್ರಖರವಾಗಿ ಗೋಚರವಾಗುತ್ತೋ, ಯಾವುದು ವಿಭಿನ್ನವಾಗಿ ಗೋಚರವಾಗುತ್ತೋ, ಯಾವುದು ಭಾವನೆಗಳನ್ನು ಬಲವಾಗಿ ಸ್ಫುರಿಸುತ್ತೋ ಅದು ನಮ್ಮ ಕಣ್ಣಿಗೆ ಮೊದಲು ಕಾಣಿಸುತ್ತೆ. ಸೊ ಈಗ ಉದಾಹರಣೆಗೆ ಎಲ್ಲ ಚೆನ್ನಾಗಿದ್ದಾಗ ಸಡನ್ನಾಗಿ ಅಲ್ಲೆಲ್ಲ ಒಂದು ಶಬ್ದ ಆಯಿತು ಅಂದರೆ ಆ ಶಬ್ದದ ಬಗ್ಗೆ ನಮ್ಮ ಗಮನ ಹೋಗುತ್ತೆ. ಸೊ ಹಾಗೆ ಪ್ರಪಂಚದಲ್ಲಿ ನಾವು ವಿಶೇಷ ಅಂತ ಅಂದ್ಕೊಳ್ಳೋವಂಥದ್ದು ಯಾವುದು ಬಹಳ ಘೋರ ಭೀಕರ ಅಥವಾ ಅತ್ಯಂತ ಸುಂದರ ಅಂತ ಅನಿಸುತ್ತೋ ಅವುಗಳ ಕಡೆ ನಮ್ಮ ಗಮನ ಹೋಗ್ತಾ ಇರುತ್ತೆ. ಸೊ ಈ ಜಗತ್ ರೂಪ, ಆ ಜಗತ್ತಿನ ರೂಪದಲ್ಲಿ ಜ್ವಾಲಮಾಲಾಕುಲ ಅಂದರೆ ಬೆಂಕಿಯ ಜ್ವಾಲೆಯ ಉಂಡೆಗಳು, ದೊಡ್ಡ ಉಂಡೆಗಳು ಒಂದು ಮಾಲೆಯಾಗಿರೋ ರೀತಿಯಲ್ಲಿ ಅನೇಕ ಕಾಣಿಸ್ತಾ ಇವೆ ಅಂತ ನಾವು ಅಂದ್ಕೊಂಡು ಒಂದು ರೀತಿಯಲ್ಲಿ ಪ್ರತಿಬಿಂಬ ಮಾಡ್ತೀವಿ. ಜ್ವಾಲಮಾಲಾಕುಲಂ ಭಾತಿ ಅಂಥೇಳಿ ಒಂದು ನಮ್ಮ ಇದರಲ್ಲಿ ಉಪನಿಷತ್ತಿನಲ್ಲೂ ಕೂಡ ಅದೊಂದು ಇದು ಬರ್ತದೆ, ಪ್ರಪಂಚದ ವರ್ಣನೆ. ನಾರಾಯಣನ ಒಂದು ವರ್ಣನೆಯನ್ನು ಮಾಡುವಾಗ ಜ್ವಾಲಮಾಲಾಕುಲಂ ಭಾತಿ ವಿಶ್ವಸ್ಯಾಯತನಂ ಮಹತ್, ಈ ಇಡೀ ವಿಶ್ವವೇ ಆ ಭಗವಂತನ ಮನೆ, ಜ್ವಾಲಮಾಲಾಕುಲಂ

ಹಾತಿ ಅದು ಆ ರೀತಿ ಕಾಣಿಸ್ತಾ ಇದೆ ಹಾಗೆ ಅಂತ. ಸೊ ಈ ಜಗದ್ ರೂಪ ತಾಂಡವ ಅದು ನೃತ್ಯ ಒಂದು ರೀತಿಯಲ್ಲಿ ಲೀಲೆ, ಅದು ಪರಬ್ರಹ್ಮ ಜೀವಿತೆಯನ್ನ ಆಂತು ತಾನು ಜೀವಿಯಾಗಿ ಇದನ್ನೆಲ್ಲ ನಡೆಸ್ತಾ ಇದ್ದಾನೆ ಅಂತ. ಹೇಗೆ ನಡೆಸ್ತಾ ಇದ್ದಾನೆ ಅಂತಂದರೆ ಇಲ್ಲಿ ಮತ್ತೆ ಬಹಳ ಸುಂದರವಾದಂಥ ಒಂದು ದ್ವಂದ್ವ ರೀತಿಯನ್ನು ನಮ್ಮ ಕಣ್ಣೆದುರಿಗೆ ಕಟ್ಟೋ ರೀತಿಯಲ್ಲಿ ಡಿ ವಿ ಜಿಯವರು ತಿಳಿಸ್ತಾರೆ. ಭಗವಂತನ ಮ್ಯಾನಿಫೆಸ್ಟೇಷನ್ಸ್, ಅವನ ಪ್ರಕಟೀಕೃತವಾದಂತಹ ರೂಪ ಅದು ಹೇಗೆ ಬರುತ್ತೆ, ತಾಳ ಲಯ ಮೇಳದ ರೀತಿಯಲ್ಲಿ. ಒಮ್ಮೆ ಈಗ ನಾವು ಬಹಳ ಸುಶ್ರಾವ್ಯವಾದಂತಹ ಒಂದು ಸಂಗೀತ ಕಚೇರಿಗೆ ಹೋಗಿದ್ದೀವಿ ಅಂತ ಅಂದ್ಕೊಳ್ಳೋಣ. ಅಲ್ಲಿ ಬಹಳ ಮಧುರವಾದಂಥ ಧ್ವನಿ ಇರೋಂಥ ಒಬ್ಬ ಗಾಯಕ ಗಾಯಕಿ ಹಾಡ್ತಾ ಇದ್ದಾರೆ, ಅದಕ್ಕೆ ತಕ್ಕಂತೆ ವೈಲಿನ್ ವಾದನ ಇದೆ, ಅದಕ್ಕೆ ತಕ್ಕಂತೆ ಯಾರೋ ಮೃದಂಗ ನುಡಿಸ್ತಾ ಇದ್ದಾರೆ. ಸೊ ಈ ಎಲ್ಲ ಸೇರಿಕೊಂಡಾಗ ನಮ್ಮನ್ನು ಅದು ಯಾವುದೋ ಒಂದು ಬೇರೆ ಭಾವನಾ ಲೋಕಕ್ಕೇ ಆ ಸಂಗೀತ ಕರ್ಕೊಂಡು ಹೊರಟೋಗ್ಬಿಡುತ್ತೆ. ಅಬ್ಬಾ ಎಂಥ ಸುಂದರವಾಗಿದೆ, ಎಷ್ಟು ಸುಶ್ರಾವ್ಯವಾಗಿದೆಯಪ್ಪ, ಎಷ್ಟು ಸುಮಧುರವಾಗಿದೆಯಪ್ಪ ಅಂಥೇಳಿ ಆ ಸೌಂದರ್ಯದಲ್ಲಿ ನಾವು ನಮ್ಮನ್ನೇ ಮರೆಯುವಂಥ ಒಂದು ಹಂತಕ್ಕೆ ತಲುಪಿಬಿಡ್ತೀವಿ. ಆ ರೀತಿಯ ಸೌಂದರ್ಯವನ್ನು ಎತ್ತಿ ಹಿಡಿದು ಎಲ್ಲ ಕಡೆ ಪ್ರಕಟ ಮಾಡುವಂಥ ರೀತಿಯಲ್ಲಿ ಒಮ್ಮೊಮ್ಮೆ ಭಗವಂತ ಕಾಣಿಸ್ಕೊಳ್ತಾನಂತೆ, ಕೆಲವೊಮ್ಮೆ ರಭಸದಿಂದ ಕಾಣಿಸ್ಕೊಳ್ತಾನೆ. ಎಲ್ಲ ಒಂದು ಜೋರು ಪ್ರವಾಹ ಬಂತು, ಇರೋದನ್ನೆಲ್ಲ ಕೊಚ್ಕೊಂಡು ಹೊರಟೋಯ್ತು. ಆ ಥರದ ರಭಸದಿಂದ ಕಾಣಿಸ್ಕೊಳ್ಳೋದು ಯಾರು, ಭಗವಂತನ ಪ್ರತಿರೂಪವೇ. ಆದರೆ ಅದು ಈ ರೀತಿ ನಮಗೆ ಕಾಣಿಸ್ಕೊಳ್ತದೆ. ಸೊ ಅದರಲ್ಲಿ ತಾನು ಮುಳುಗೋಗಿದ್ದಾನೆ ಅಂತ. ಇದು ನಾವು ನಮ್ಮಲ್ಲೆಲ್ಲ ಕ್ರಿಕೆಟ್ ಬಹಳ ಎಲ್ರಿಗೂ ಆಸಕ್ತಿ ಇರೋವಂಥ ಕ್ರೀಡೆ. ಮೊದಲಿನ ಕಾಲದಲ್ಲಿ ಟೆಸ್ಟ್ ಮ್ಯಾಚ್ ಅಂತ ಆಗ್ತಿತ್ತು, 5 ದಿನ ಟೆಸ್ಟ್ ಮ್ಯಾಚು, ಅದೇ ಪ್ಲೇಯರ್ಸು, ಅದೇ ಬ್ಯಾಟ್ಸ್ಮೆನ್ನು, ಅದೇ ಬೌಲರ್ಸು, ದಿನಾ ನೋಡ್ತಾ ಇರೋವಂಥದ್ದು. ಅದು ಬೇಜಾರಾಗುತ್ತೆ ಅಂತನ್ಬಿಟ್ಟು ಆಮೇಲೆ 50 ಓವರ್ ಒನ್ ಡೇ ಮ್ಯಾಚ್ ಬಂತು. ಇವಾಗ 2020 ಬಂದಿದೆ. ಸೊ 20 ಓವರ್ ಒಬ್ಬ ಒಂದೊಂದು ಟೀಮ್ಗೆ 3 ಗಂಟೆ ಕಾಲದಲ್ಲಿ ಮ್ಯಾಚೇ ಮುಗ್ದೋಯ್ತು. ಈ ಮೂರರ ಒಂದು ನಾವು ವ್ಯತ್ಯಾಸಗಳನ್ನು ನಾವು ನೋಡಿದಾಗ ಬಹಳ ಸ್ವಾರಸ್ಯಕರ ಅಂತ ಅನಿಸುತ್ತೆ. 2020 ಆಡೋವಂಥ ವ್ಯಕ್ತಿಗೆ ಬೇಕಾಗುವಂಥ ಕೌಶಲ್ಯವೇ ಬೇರೆ. ಈಗ ಎಲ್ರಿಗೂ ಬಹಳ ಜನಪ್ರಿಯವಾಗಿರುವಂಥ ಹೆಸರು ಅಂತಂದರೆ ವೈಭವ್ ಸೂರ್ಯವಂಶಿ. ಕೇವಲ 15 ವರ್ಷದಲ್ಲಿ ಇಡೀ ಜಗತ್ತನ್ನೇ ಅಲ್ಲಾಡಿಸ್ಬಿಡ್ತಿದ್ದಾನೆ ತನ್ನ ಕ್ರಿಕೆಟ್ ಕೌಶಲ್ಯದಿಂದ. ಅವನಿಗೆ ಹಾಕಿದ ಬಾಲೆಲ್ಲ 6, ಅಬ್ಬಬ್ಬ ಇಲ್ಲಪ್ಪ 6 ಹೋಗಲಿಲ್ಲ ಅಂದರೆ 4. ಸೊ ಹೀಗೆ ಆಡೋಂಥ ರಭಸ ನಮಗೊಂದು ರೀತಿಯಲ್ಲಿ ಬೇರೆ ಅಂತ ಕಾಣಿಸುತ್ತೆ. ಆದರೆ ಈ ಕ್ರಿಕೆಟ್ ಆಟ ಬರೀ ಅಷ್ಟೇ ಅಲ್ಲ, ಕ್ರಿಕೆಟ್ ಆಟದ ಬೇರೆ ರೂಪದಲ್ಲಿ ಹಾಕಿದಂಥ ಚೆಂಡಿಗೆ ಡಿಫೆನ್ಸ್ ಆಡೋದು ಕೂಡ ಒಂದು ವಿಧಾನ ಇದೆ. ಸೊ ಯಾವ ಬಾಲಿಗೆ ಡಿಫೆನ್ಸ್ ಆಡಬೇಕು, ಯಾವ ಬಾಲನ್ನು ಸಿಕ್ಸರ್ ಹೊಡಿಬೇಕು ಅನ್ನೋಂಥ ಒಂದು ಪ್ರಜ್ಞೆ, ಒಂದು ವಿವೇಕ ಬ್ಯಾಟ್ಸ್ಮನ್ನಿಗೆ ಇರಬೇಕು. ಸೊ ಆಗ ಏನಾಯಿತು, ಆ ಬ್ಯಾಟ್ಸ್ಮನ್ ಬರ್ತಾ ಇರೋವಂಥ ಬೌಲಿಂಗಿಗೆ ತಕ್ಕಂತೆ ರಭಸದಿಂದ ನಾನು ಹೊಡಿತೀನೋ ಅಥವಾ ನಿಧಾನಗತಿಯಲ್ಲಿ ಅದನ್ನು ಹೊಡಿತೀನೋ ಅನ್ನೋದನ್ನು ತೀರ್ಮಾನ ಮಾಡಿ ಬ್ಯಾಟಿಂಗ್ ಆಡ್ತಾನೆ. ಸೊ ಹಾಗೆ ಅದನ್ನೇ ನಾವು ಈ ಜೀವನಕ್ಕೆ ಹೋಲಿಸೋದಾದರೆ ಭಗವಂತ ಒಂದು ಕ್ರಿಕೆಟ್ ಮ್ಯಾಚ್ ಆಡ್ತಾ ಇದ್ದಾನೆ ಅಂದ್ಕೊಳ್ಳೋಣ. ಆ ಮ್ಯಾಚಲ್ಲಿ ಯಾವುದೋ ಲೂಸ್ ಬಾಲ್ ಏನೋ ಒಬ್ಬರು ಹಾಕ್ಕೊಟ್ರು ಅಂತಂದರೆ, ಫುಲ್ ಟಾಸ್ ಕೊಟ್ಟರು ಅಂದರೆ ಅದನ್ನು ಸಿಕ್ಸರ್ ಹೊಡಿತಾ ಇದ್ದಾನೆ. ಇಲ್ಲಪ್ಪ ಚೆನ್ನಾಗಿರೋ ಬಾಲ್ ಬಂತು ಅಂದರೆ ಅದಕ್ಕೆ ಗೌರವಯುತವಾಗಿ ಬ್ಯಾಟಿಂಗ್ ಮಾಡ್ತಾ ಇದ್ದಾನೆ. ಸೊ ಒಟ್ಟಲ್ಲಿ ಆ ಆಟದಲ್ಲಿ ತನ್ಮಯನಾದಾಗ ಮಾತ್ರ ಈ ಬಾಲ್ಗೆ ಹೇಗೆ ಆಡಬೇಕು ಅನ್ನೋದು ನನಗೆ ಗೊತ್ತಾಗುತ್ತೆ. ಸೊ ಹಾಗೆ ಸಂಪೂರ್ಣವಾಗಿ ಅದರಲ್ಲಿ ಮಗ್ನನಾಗಿ ಯಾವುದು ಹೇಗಾಗಬೇಕೋ ಅದೇ ರೀತಿಯಲ್ಲಿ ತನ್ನನ್ನು ತಾನು ಪ್ರಕಟೀಕರಣಗೊಳಿಸ್ಕೊಳ್ತಾ ಇದ್ದಾನೆ. ಅದನ್ನು ನಾವು ಹೊರಗಡೆಯಿಂದ ನೋಡಿದಾಗ ನಮಗನ್ಸುತ್ತೆ, ಓ ಇದೆಲ್ಲೋ ತುಂಬ ರಭಸದಿಂದ ಬಂದ್ಬಿಡ್ತಪ್ಪ, ಇದರಲ್ಲಿ ಹೆಚ್ಚು ಏಟಾಗ್ತಾ ಇದೆ, ನನಗೆ ನೋವಾಗ್ತಾ ಇದೆ ಅಂತ. ಇನ್ನೊಂದು ಥರ ನೋಡಿದಾಗ ಓ ಇದು ತುಂಬ ಚೆನ್ನಾಗಿದೆಯಪ್ಪ, ಇದು ನನಗಿಷ್ಟ ಆಯಿತು ಅಂತ. ಸೊ ಹೊರಗಿನಿಂದ ನಾವು ನೋಡುವಾಗ ಈ ವ್ಯತ್ಯಾಸಗಳು ನಮಗೆ ಕಾಣಿಸುತ್ತೆ. ಆದರೆ ಭಗವಂತನಿಗೆ ಎರಡೂ ಒಂದೇ. ಯಾಕೆ, ಭಗವಂತನ ಉದ್ದೇಶ ನನ್ನನ್ನು ಸಂತೋಷ ಪಡಿಸ್ಬೇಕು ಅಂತ ಅಲ್ಲ, ವ್ಯವಸ್ಥೆಯಲ್ಲಿ ಸರಿಯಾಗಿರಬೇಕು ಅನ್ನೋಂಥದ್ದಾಗಿರುತ್ತೆ. ಹಾಗೆ ಒಬ್ಬ ಬ್ಯಾಟ್ಸ್ಮನ್ಗೂ ಕೂಡ ಬೌಲಿಂಗ್ ಹೇಗಾಗ್ತಾ ಇದೆಯೋ ಅದಕ್ಕೆ ತಕ್ಕಂತೆ ನಾನು ಬ್ಯಾಟಿಂಗ್ ಮಾಡಬೇಕು ಅಂತ ಇರುತ್ತೆ ಹೊರತು ಬರೀ ಪ್ರೇಕ್ಷಕರು ವಿ ವಾಂಟ್ ಸಿಕ್ಸರ್ ಅನ್ನ ಮಾತ್ರಕ್ಕೆ ಬೀಸಬೇಕು ಅನ್ನೋಂಥದ್ದಲ್ಲ. ಸೊ ಹಾಗೆ ನಮ್ಮ ಜೀವನದಲ್ಲೂ ಕೂಡ ನಾವು ಇದನ್ನು ಬಹಳ ಸೂಕ್ಷ್ಮವಾಗಿ ಅಳವಡಿಸ್ಕೊಳ್ಳೋವಂಥದ್ದು ಮುಖ್ಯ ಅನಿಸುತ್ತೆ. ನಮ್ಮ ಜೀವನ ಕೂಡ ಕೆಲವು ಸರ್ತಿ ಆ ಸುಶ್ರಾವ್ಯವಾದ ಸುಮಧುರ ಸಂಗೀತ ಕಚೇರಿಯ ಥರ ಮುಂದಕ್ಕೆ ಹೋಗ್ತಾ ಇರುತ್ತೆ, ಕೆಲವು ಸರ್ತಿ ಹಾಗೆ ಆಗಲ್ಲ. ಸೊ ಹಾಗೆ ಆಗದೇ ಇದ್ದಂಥ ಸಂದರ್ಭದಲ್ಲಿ ನಮಗೆ ದೇವರ ಮೇಲೆ ಎಲ್ಲಿಲ್ಲದ ಕೋಪ,
ನಮಗೇನೋ ಮೋಸ ಮಾಡಿಬಿಟ್ಟ, ದೇವರೇ ಮೋಸ ಮಾಡಿಬಿಟ್ಟ ಅಂತ.

0: ಸುಶ್ರಾವ್ಯವಾದಂಥ ಸಂಗೀತದ ಸಂದರ್ಭದಲ್ಲಿದ್ದಾಗ ದೇವರನ್ನ ನಾವು ನೆನಪಿಸ್ಕೊಳ್ಳಲ್ಲ, ಯಾಕೆ ನಾನೇ ಮಾಡಿದೆ ಅಂತ ನಾವು ಅಂದ್ಕೊಳ್ತಾ ಇರ್ತೀವಿ. ಆ ಥರದ ವ್ಯತ್ಯಾಸಗಳು ಸಹಜವಾಗಿ ಪ್ರಕೃತಿಯಲ್ಲಿ ಪ್ರಕಟವಾಗ್ತಾನೇ ಇರುತ್ತೆ. ಆ ಪ್ರಕಟವಾಗೋದೇನೆ ಪ್ರಕೃತಿಯ ಒಂದು ನಿಯಮ ಅನ್ನೋದನ್ನು ನಾವು ನೆನ್ಪಿಟ್ಕೊಂಡು ಅದನ್ನು ನಮ್ಮ ನಿತ್ಯ ಜೀವನಕ್ಕೆ ಅಳವಡಿಸ್ಕೊಂಡಾಗ ನಾವು ಅದನ್ನು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ.
1: ದಿನನಿತ್ಯದ ಬದುಕಿನ ಸಮಸ್ಯೆ ಸಂದೇಹಗಳಿಗೆ
2: ಲೌಕಿಕ ಹಾಗೂ ಪಾರಮಾರ್ಥಿಕ ಸ್ತರಗಳಲ್ಲಿ ಉತ್ತರವನ್ನು ಕಂಡುಕೊಂಡು
1: ಅರ್ಥಪೂರ್ಣ ಸಾರ್ಥಕ ಜೀವನ ನಡೆಸಲು ನಮಗೆ ಇರುವ ಒಂದು ದಾರಿದೀಪ
2: ಡಿವಿಜಿಯವರ ಮಂಕುತಿಮ್ಮನ ಕಗ್ಗ.
1: ಕನ್ನಡದ ಭಗವದ್ಗೀತೆ ಎಂದು ಪ್ರಸಿದ್ಧವಾದ ಈ ಜ್ಞಾನ ಭಂಡಾರದ ಅನಾವರಣವೇ
2: ನಿತ್ಯದ ಬದುಕಿಗೆ ಕಗ್ಗದ ಬೆಳಕು.
1: ತಪ್ಪದೇ ಕೇಳಿ ಪ್ರತಿದಿನ ಬೆಳಗ್ಗೆ 7:15 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ.
3: ಕೇಳುಗರೆ, ಇದುವರೆಗೂ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಕಾರ್ಯಕ್ರಮ ಪ್ರಸಾರವಾಯಿತು. ನಮ್ಮ ಜನಧ್ವನಿಯಿಂದ ಇನ್ನು ಮುಂದೆ ಬರೆದಿಡುವಂತೆ ಬದುಕಲು ಸಾಧ್ಯ ಎಂಬ ವಿಷಯದ ಕುರಿತು ಶ್ರೀ ಪ್ರಕಾಶ್ ರವರು ನಡೆಸಿಕೊಡುವ ಜ್ಞಾನಸುಧ ಕಾರ್ಯಕ್ರಮ ಪ್ರಸಾರವಾಗಲಿದೆ.

ಪ್ರಿಯ ಜನಧ್ವನಿ ಕೇಳುಗರಿಗೆಲ್ಲ ನಮಸ್ಕಾರ. ಇದು ಜನಧ್ವನಿ ರೇಡಿಯೋ. ಇದು 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಾನು ನಿಮ್ಮ ಬಾನುಲಿ ಗೆಳೆಯ ಪ್ರಕಾಶ್ ಸರಗೂರು. ಎಂದಿನಂತೆ ತಮ್ಮೆಲ್ಲರಿಗೂ ಜ್ಞಾನಸುಧಾ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕ ಸ್ವಾಗತವನ್ನು ಕೋರುತ್ತಿದ್ದೇನೆ. ಪ್ರಿಯ ಕೇಳುಗರೆ, ಇಂದಿನ ನಮ್ಮ ಜ್ಞಾನಸುಧಾ ಕಾರ್ಯಕ್ರಮದಲ್ಲಿ ಬರೆದಿಡುವಂತೆ ಬದುಕಲು ಸಾಧ್ಯ ಎಂಬ ವಿಷಯದ ಕುರಿತು ಮಾಹಿತಿಯನ್ನ ತಿಳಿದು ಬರೋಣ. ನೀವು ಬರೆದಿರುವುದಕ್ಕೂ ವಾಸ್ತವದ ಬದುಕಿಗೂ ಅಜಗಜಾಂತರ ವ್ಯತ್ಯಾಸ ಇದೆ. ಬರೆದಂತೆ ಬದುಕಲು ಸಾಧ್ಯವಾಗುವುದಿಲ್ಲ. ಸಾಮಾನ್ಯವಾಗಿ ಪತ್ರಿಕೆಯಲ್ಲಿ ಲೇಖನ ಪ್ರಕಟವಾದ ನಂತರ ಅನಿಸಿಕೆಗಳನ್ನು ಕೆಲವರು ಕರೆ ಮಾಡಿ ಹಂಚಿಕೊಳ್ಳುವುದು ರೂಢಿ. ಆದರೆ ಇದೊಂದು ಮಾತನ್ನು ಓದುಗರೊಬ್ಬರು ಹೇಳಿದಾಗ ತಕ್ಷಣಕ್ಕೆ ನಿರುತ್ತನಾದೆ. ನಿಜ, ಬರೆದಂತೆ ಬದುಕಲು ಸಾಧ್ಯವಾಗದಿರಬಹುದು. ಅಥವಾ ಬರೆದಂತೆ ನಾವು ಆಲೋಚಿಸಿದಂತೆ ಎಲ್ಲವೂ ಒಳ್ಳೆಯದೇ ನಡೆಯಬೇಕೆಂದುಕೊಳ್ಳುವುದು ಕೂಡ ಭ್ರಮೆಯಾಗಿ ಕಾಣಲಬಹುದು ಹಾಗೂ ಕಾಡಲಬಹುದು. ಲೋಕಭಿನ್ನ ರುಚಿ ಅಂದರೆ ಪ್ರಪಂಚದಲ್ಲಿ ಪ್ರತಿಯೊಬ್ಬರ ಅಭಿರುಚಿ ಬೇರೆ ಬೇರೆಯಾಗಿರುತ್ತದೆ. ಒಬ್ಬರಂತೆ ಮತ್ತೊಬ್ಬರು ಇರಲು ಹೇಗೆ ಸಾಧ್ಯವಿಲ್ಲವೋ, ಹಾಗೆಯೇ ಒಬ್ಬರಂತೆ ಮತ್ತೊಬ್ಬರು ಕೂಡ ಆಲೋಚನೆ ಮಾಡಲು ಸಾಧ್ಯವಿಲ್ಲ. ಆಸಕ್ತಿ, ಹವ್ಯಾಸ, ಮನಸ್ಥಿತಿ, ಜೀವನವನ್ನು ಕಾಣುವ ಮನೋಭಾವ ಬದಲಾದಂತೆ ಗೋಚರಿಸುವ ವಿಚಾರಗಳು ಬದಲಾಗುತ್ತವೆ. ಆದರ್ಶಗಳು ಬದುಕಿಗೆ ದಿಕ್ಕು ತೋರಿಸುತ್ತವೆ. ಬದುಕು ಮಾತ್ರ ಯಾವಾಗಲೂ ಆದರ್ಶದಂತೆ ನಡೆಯುವುದಿಲ್ಲ. ಆದರೂ ಆದರ್ಶ ಬಿಟ್ಟು ಬಿಡದೆ ಸಾಧ್ಯವಾದಷ್ಟನ್ನು ಬದುಕಲ್ಲಿ ಅಳವಡಿಸಿಕೊಳ್ಳುವುದು ಮುಖ್ಯ. ಎಲ್ಲವನ್ನು ಬದಲಾಯಿಸುವುದು ಕಷ್ಟಸಾಧ್ಯ ನಿಜ. ಆದರೆ ಬದಲಾವಣೆಗೆ ಪ್ರಯತ್ನಿಸದೆ ಕೇವಲ ನೋಡುಗರಾಗಿ ಉಳಿದರೇನು ಫಲ? ಸಮಾಜವನ್ನು ತಿದ್ದಲಾಗದಿದ್ದರೂ ಬರವಣಿಗೆಯಿಂದ ಒಬ್ಬರನಾದರೂ ಅಥವಾ ಓದುವಷ್ಟು ನಿಮಿಷವಾದರೂ, ಹೌದು ಇದು ಸರಿ, ನಾವು ಹೀಗೆ ಮಾಡಬಾರದು ಎಂಬ ಸಣ್ಣ ಅನಿಸಿಕೆ ಮೂಡಿದರೂ ಸಾಕು. ಏಕೆಂದರೆ ಬದಲಾವಣೆ ಜಗದ ನಿಯಮ. ಅದು ಒಂದೇ ದಿನದಲ್ಲಿ ಒಂದೇ ವರ್ಷದಲ್ಲಿ ಆಗಲಾರದು. ಸಮಯ, ಸಂದರ್ಭ, ಕಾಲ ಬಂದಾಗ ತನ್ನಿಂದ ತಾನೇ ಬದಲಾಗುತ್ತದೆ. ದಿನಪತ್ರಿಕೆಗಳಲ್ಲಿ, ವಾರ್ತೆಗಳಲ್ಲಿ ಪ್ರಕಟವಾಗುತ್ತಿರುವ ಸುದ್ದಿಗಳನ್ನು ಓದಿದಾಗ ಅಥವಾ ನೋಡಿದಾಗ, ಬದಲಾಗುತ್ತಿರುವ ಪ್ರತಿಕೂಲ ಪರಿಸ್ಥಿತಿಯನ್ನು ಗಮನಿಸಿದಾಗ ಬೇಸರ ಉಂಟಾಗಬಹುದು. ಆದರೆ ಬದುಕು ಸುಖ ದುಃಖಗಳ, ಸೋಲು ಗೆಲುವುಗಳ, ಒಳಿತು ಕೆಡುಕುಗಳ ಸಮಾಗಮ. ಕೆಟ್ಟದು ಇದ್ದಾಗಲೇ ಒಳ್ಳೆಯದಕ್ಕೆ ಬೆಲೆ ಬರಲು ಸಾಧ್ಯ. ಒಳ್ಳೆಯತನವನ್ನು ಗುರುತಿಸುವ, ಪ್ರೋತ್ಸಾಹಿಸುವ ಕೆಲಸಗಳನ್ನು ಮಾಡಬೇಕು. ಜೀವನದುದ್ದಕ್ಕೂ ಬೇರೆಯವರಿಗಾಗಿ ಬದುಕಿದರೂ ಕೂಡ ನಮಗಿಷ್ಟವಾದ ಕೆಲವು ಕೆಲಸಗಳನ್ನಾದರೂ ಮಾಡಬೇಕು. ಒಳ್ಳೆಯ ಆಲೋಚನೆಗಳು, ಸತ್ಸಂಗಗಳು, ಪ್ರೇರಣೆಯ ಮಾತುಗಳು ಸಕಾರಾತ್ಮಕ ದೃಷ್ಟಿಕೋನವನ್ನು ಬೆಳೆಸುತ್ತವೆ. ಕೆಸರಿ

ನಲ್ಲಿಯೇ ಜನಿಸಿದರೂ ಕೂಡ ಕೆಸರನ್ನು ತನ್ನ ಮೈಗೆ ಅಂಟಿಕೊಳ್ಳದೆ ಹರಳುವ ಕಮಲದ ಹಾಗೆ, ಸುತ್ತಲು ಮುಳ್ಳಿದ್ದರೂ ನಗುವ ಗುಲಾಬಿಯಂತೆ, ಮತ್ಸರದ ಗುಣವುಳ್ಳವರ ನಡುವೆಯೇ ಇದ್ದರೂ ಅವರಂತೆ ನಾವಾಗದೆ ತಮ್ಮ ತನವ ಕಾಪಾಡಿಕೊಳ್ಳುವುದು ಅಗತ್ಯವಾಗಿದೆ. ಇದನ್ನು ಹೇಳುವಾಗ ಇತ್ತೀಚೆಗೆ ಎಲ್ಲ ಓದಿದ ಮಾತೊಂದು ನೆನಪಾಗುತ್ತದೆ. ಸರ್ ಎಂ ವಿಶ್ವೇಶ್ವರಯ್ಯನವರು ಹಾಗೂ ಡಿವಿಜಿಯವರು ಆ ಪ್ರಾಮಾಣಿಕರ ನಡುವಿದ್ದರು. ಎಂದಿಗೂ ತಮ್ಮ ತನವನ್ನು ಬಿಡದೆ ವ್ಯಾಮೋಹಗಳಿಗೆ ಒಳಗಾಗದೆ ಇದ್ದುದರಿಂದ ಇಂದಿಗೂ ಅವರನ್ನು ನೆನಪಿಸಿಕೊಳ್ಳಲಾಗುತ್ತದೆ ಎಂಬ ಮಾತು ಸತ್ಯವೆನಿಸುತ್ತದೆ. ನಿಜ ಎಲ್ಲ ಸರಿ ಇಲ್ಲವೆಂದು ಟೀಕಿಸುವುದು, ಪ್ರತಿಯೊಂದರಲ್ಲಿಯೂ ಕೊಂಕು ಹುಡುಕುವುದು, ತಾನೊಬ್ಬನೇ ಶ್ರೇಷ್ಠ, ಉಳಿದವರು ಕನಿಷ್ಠರು ಎಂಬ ಇತ್ಯಾದಿ ಧೋರಣೆಗಳನ್ನು ಬದಿಗುತ್ತಿ ಇರುವ ಕಾಯಕವನ್ನು ನಿಷ್ಠೆಯಿಂದ ಮಾಡುತ್ತಾ ಸಾಧ್ಯವಾದಷ್ಟು ಸಕಾರಾತ್ಮಕ ದೃಷ್ಟಿಕೋನವನ್ನು ಬೆಳೆಸಿಕೊಂಡು ಸಾಗಿದಾಗ ಮಾತ್ರ ಕೆಟ್ಟದರ ನಡುವೆ ಕಳೆದು ಹೋಗಿರುವ, ಕಣ್ಮರೆಯಾಗುತ್ತಿರುವ ಒಳಿತನ್ನು ಸ್ವಲ್ಪ ಮಟ್ಟಿಗಾದರೂ ಉಳಿಸಿಕೊಳ್ಳಲು ಸಾಧ್ಯ. ಪ್ರಪಂಚ ಬದಲಿಸುವನೆಂಬ ಭ್ರಮಗಿಂತ ನನ್ನಲ್ಲಿರುವ ಓರೆ ಕೋರೆಗಳ ತಿದ್ದಿ ಬಾಳುವನೆಂಬ ಆಶಾವಾದಿತನ ನಮಗಿದ್ದರೆ ಸಾಕು. ಎಲ್ಲರನ್ನು ಮೆಚ್ಚಿಸಿ ಬದುಕಲು ಯಾರಿಂದಲೂ ಸಾಧ್ಯವಿಲ್ಲ. ಹಾಗೆಯೇ ಅನಿರೀಕ್ಷಿತ ಘಟನೆಗಳು ಸಂಭವಿಸಿದಾಗ, ಜೀವನವೆಂಬ ಸಾಗರದಲ್ಲಿ ಅಡೆತಡೆಗಳು ಬಂದಾಗ ಅವುಗಳನ್ನು ಎದುರಿಸಿ ಬಾಳುವ ಹೊಂದಾಣಿಕೆಯ ಮನೋಭಾವ ಅಗತ್ಯ. ಮಾನವ ಸಂಘಜೀವಿ, ಆತ ಏಕಾಂಗಿಯಾಗಿ ಬಾಳುವುದು ಕಷ್ಟ. ಹಾಗಾಗಿ ಎಲ್ಲರೊಂದಿಗೆ ಬೆರೆತು ಅವರವರ ಮನೋಭಾವಗಳಿಗೆ ತಕ್ಕಂತೆ ಹೊಂದಾಣಿಕೆ ಮಾಡಿಕೊಂಡು ಬದುಕಲು ಬೇಕಾಗುತ್ತದೆ. ಮೂಲ ಗುಣಗಳನ್ನು ಬದಲಿಸಿಕೊಳ್ಳಲಾಗದವರ ಜೊತೆಯಲ್ಲಿಯೇ ನಡೆಯಬೇಕಾದ ಅನಿವಾರ್ಯತೆ ಇರುತ್ತದೆ. ಕೋಪ ಬೇಸರ ಮಾಡಿಕೊಂಡರೆ, ಎಲ್ಲರಲ್ಲೂ ಇರುವ ಲೋಪಗಳನ್ನೇ ಹುಡುಕ ಹೊರಟರೆ ಬದುಕು ಅಳಿ ತಪ್ಪಿದ ರೈಲಿನಂತಾಗುತ್ತದೆ. ನಾವು ಮನುಷ್ಯರಾಗಿ ಹುಟ್ಟಿಲ್ಲ, ಮನುಷ್ಯರಾಗಲು ಹುಟ್ಟಿದ್ದೇವೆ ಎಂಬ ಮಾತಿನಂತೆ ಹೊಂದಾಣಿಕೆಯೊಂದಿಗೆ ಬದುಕಬೇಕಾಗುತ್ತದೆ. ನಮ್ಮಲ್ಲಿ ಕಾಣೆಯಾಗುತ್ತಿರುವ ಕ್ಷಣ ಮಾತ್ರವು ಉಳಿಯದಿರುವ ತಾಳ್ಮೆ ಎಂಬ ಆಯುಧವನ್ನು ಕೈಗೆತ್ತಿಕೊಳ್ಳಬೇಕು. ತಾಳ್ಮೆ ಇದ್ದವನಿಗೆ ಸಿಗುವ ಅವಕಾಶಗಳು, ಮನ್ನಣೆಗಳು ಆತುರಗಾರನಿಗೆ ಸಿಗಲಾರವು. ಹಣ್ಣಿರುವ ಮರಕ್ಕೆ ಕಲ್ಲಿನ ಏಟುಗಳು ಹೆಚ್ಚಾಗಿ ಬೀಳುವಂತೆ, ಒಳ್ಳೆಯ ತನಕ್ಕೆ ಕೆಲವೊಮ್ಮೆ ಅನಗತ್ಯವಾಗಿ ಅಪವಾದಗಳು, ಸಂಕಷ್ಟಗಳು ಎದುರಾಗುತ್ತವೆ. ಅಂತಹ ಪರಿಸ್ಥಿತಿಗಳು ಎದುರಾದಾಗ ತಾಳ್ಮೆ ವಹಿಸಿಕೊಂಡು ಬಾಳುವುದು ಅತಿ ಪ್ರಮುಖವಾಗಿರುತ್ತದೆ. ತಾಳ್ಮೆ ನೀಡುವ ಫಲಿತಾಂಶ, ಪ್ರತಿಫಲ ಅಗಾಧವಾಗಿರುತ್ತದೆ. ಚಿನ್ನವನ್ನೇ ಉಜ್ಜಿ ತೀಡಿ ಬೆಂಕಿಯಲ್ಲಿ ಕಾಯಿಸಿ ನೀರಿನಲ್ಲಿ ಅದ್ದಿ ಪರಿಶೀಲಿಸುವಂತೆ, ಒಳ್ಳೆಯ ತನಕ್ಕೆ ಸಾಲು ಸಾಲು ಪರೀಕ್ಷೆಗಳು, ಅಸಾಧ್ಯ ಸನ್ನಿವೇಶಗಳು, ಅನಗತ್ಯ ತೊಂದರೆಗಳು ಎದುರಾಗುತ್ತವೆ. ಇಂತಹ ಸಂದರ್ಭದಲ್ಲಿ ತಾಳ್ಮೆಯಿಂದ ನಡೆದುಕೊಂಡರೆ ಬದುಕು ಹಸನವಾಗುತ್ತದೆ. ಪ್ರಿಯ ಕೇಳುಗರೆ, ಕೇಳದಲ್ಲಷ್ಟೊತ್ತು ಬರೆದಿಡುವಂತೆ ಬದುಕಲು ಸಾಧ್ಯ ಎಂಬ ವಿಷಯದ ಕುರಿತ ಜ್ಞಾನಸುಧಾ ಕಾರ್ಯಕ್ರಮ ಹಾಗೂ ಮತ್ತೊಂದು ಜ್ಞಾನಸುಧಾ ಕಾರ್ಯಕ್ರಮದಲ್ಲಿ ಮತ್ತೊಂದು ವಿಚಾರ ಜೊತೆ ಭೇಟಿಯಾಗ್ತೀನಿ. ಅಲ್ಲಿಯವರೆಗೆ ಕೇಳ್ತೇರಿ ಜನಧ್ವನಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ.

0: ಕೇಳುಗರೇ, ಇದುವರೆಗೂ ಬರೆದಿಡುವಂತೆ ಬದುಕಲು ಸಾಧ್ಯ ಎಂಬ ವಿಷಯದ ಕುರಿತು ಶ್ರೀ ಪ್ರಕಾಶ್ ಅವರು ನಡೆಸಿಕೊಟ್ಟ ಜ್ಞಾನಸುಧಾ ಕಾರ್ಯಕ್ರಮ ಪ್ರಸಾರವಾಯಿತು.
1: ಸಾರ್ವಜನಿಕರಿಗೊಂದು ಪ್ರಕಟಣೆ. ದಿನಾಂಕ 18/7/2026 ಶನಿವಾರದಂದು ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯಲ್ಲಿ ಲಭ್ಯವಿರುವ ವೈದ್ಯರುಗಳ ವಿವರ ಹೀಗಿದೆ. ಡಾಕ್ಟರ್ ನರೇಂದ್ರ ರಾಮಕೃಷ್ಣರವರು ಕಣ್ಣಿನ ತಪಾಸಣಾ ತಜ್ಞರು. ಡಾಕ್ಟರ್ ನಾಗೇಶ್ ಅವರು ಸಾಮಾನ್ಯ ರೋಗ ತಜ್ಞರು. ಡಾಕ್ಟರ್ ನಿಸರ್ಗರವರು ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞರು. ಡಾಕ್ಟರ್ ಸುಷ್ಮಾರವರು ಮಕ್ಕಳ ತಜ್ಞರು. ಡಾಕ್ಟರ್ ವೈಷ್ಣವಿರವರು ಆಯುರ್ವೇದ ತಜ್ಞರು. ಡಾಕ್ಟರ್ ವಿದ್ಯಾಶೀರವರು ದಂತ ಚಿಕಿತ್ಸಾ ತಜ್ಞರು. ಡಾಕ್ಟರ್ ಅಯ್ಯನರಾಜ್ರವರು ಫಿಜಿಯೋಥೆರಪಿಸ್ಟ್ ಅವರು. ಡಾಕ್ಟರ್ ರಾಜುರವರು ವಾಕ್ ಭಾಷಾ ಶ್ರವಣ ತಜ್ಞರು. ಈ ಎಲ್ಲ ವೈದ್ಯರ ಸೌಲಭ್ಯ ಲಭ್ಯವಿರುತ್ತದೆ ಹಾಗೂ ದಿನದಲ್ಲಿ 24 ಗಂಟೆಗಳ ತುರ್ತು ಚಿಕಿತ್ಸೆ ಸೌಲಭ್ಯ ಲಭ್ಯವಿರುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಹಂಚಿಪುರ ರಸ್ತೆ, ಸರಗೂರು. ದೂರವಾಣಿ ಸಂಖ್ಯೆ

9686663 18 ಮತ್ತೊಮ್ಮೆ ದೂರವಾಣಿ ಸಂಖ್ಯೆ 9686663 18. ಧನ್ಯವಾದಗಳು.

0: ಪ್ರೀತಿಯ ಜನತ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ರೇಡಿಯೋ ಗೆಳತಿ ಪ್ರೀತಿ. ಕೇಳುಗರೆ ಬೆಳೆ ಬೆಲೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರೆ, ಇದು ನಿನ್ನೆಯ ಮಾರುಕಟ್ಟೆ ಬೆಲೆ. ಬೀನೀಸ್ 30 ರೂಪಾಯಿ, ಪೆನ್ಸಿಲ್ ಬೀನೀಸ್ 50 ರೂಪಾಯಿ, ಮೆಣಸಿನಕಾಯಿ 20 ರೂಪಾಯಿ, ಸೌತೆಕಾಯಿ 22 ರೂಪಾಯಿ, ಎಂಸಿ 6 ರೂಪಾಯಿ, ಸುನಾಮಿ 80 ರೂಪಾಯಿ, ಎಲಬನ 6 ರೂಪಾಯಿ, ಗುಂಡು ಬದನೆಕಾಯಿ 18 ರೂಪಾಯಿ, ಕುಂಬಳಕಾಯಿ 6 ರೂಪಾಯಿ, ಹೀರೆಕಾಯಿ 28 ರೂಪಾಯಿ, ಪಡವಲಕಾಯಿ 16 ರೂಪಾಯಿ, ತೊಂಡೆಕಾಯಿ 35 ರೂಪಾಯಿ, ಹಾಗಲಕಾಯಿ 35 ರೂಪಾಯಿ.
1: ಯೋಜನೆ ಪ್ರಧಾನಿ ನರೇಂದ್ರ ಮೋದಿ ಅವರಿಂದ 75 ಪುನರಾಭಿವೃದ್ಧಿತ ರೈಲ್ವೆ ನಿಲ್ದಾಣಗಳ ಲೋಕಾರ್ಪಣೆ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಇಂದು ಜುಮಾಗಜ್ ಬಿಎಸ್ಎಫ್ ನೆಲೆಗೆ ಭೇಟಿ, ಪ್ರಮುಖ ಯೋಜನೆಗಳ ಉದ್ಘಾಟನೆ. 3 ದಿನಗಳ ಅಂತಾರಾಷ್ಟ್ರೀಯ ವಿಚಾರ ಸಂಕಿರಣ ಸೌಶ್ರುತಂ 2026 ನವದೆಹಲಿಯಲ್ಲಿ ಸಂಪನ್ನ. ಪಾಕಿಸ್ತಾನ ಆಕ್ರಮಿತ ಜಮ್ಮು ಕಾಶ್ಮೀರದಲ್ಲಿ ಹಿಂಸಾಚಾರ, ವಿಶ್ವಸಂಸ್ಥೆ ಕಳವಳ, ನಿಷ್ಪಕ್ಷಪಾತ ತನಿಖೆಗೆ ಆಗ್ರಹ. ಜಪಾನ್ ಓಪನ್ ಬ್ಯಾಡ್ಮಿಂಟನ್ ಸೆಮಿಫೈನಲ್ನಿಂದು ಭಾರತದ ಪಿವಿ ಸಿಂಧು ಕಣದಲ್ಲಿ. ವಾರ್ತೆಗಳ ವಿವರ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ನಿನ್ನೆ ಸಂಜೆ ಪಂಜಾಬ್ನ ಜಲಂಧರ್ನಿಂದ ವರ್ಚುವಲ್ ಮೂಲಕ ದೇಶದ 20 ರಾಜ್ಯಗಳ 75 ಪುನರಾಭಿವೃದ್ಧಿಗೊಳಿಸಲಾಗಿರುವಂತಹ ರೈಲ್ವೆ ನಿಲ್ದಾಣಗಳನ್ನು ಲೋಕಾರ್ಪಣೆಗೊಳಿಸಿದರು. ವಿಶ್ವದ ಅತಿದೊಡ್ಡ ನಿಲ್ದಾಣ ಪುನರಾಭಿವೃದ್ಧಿ ಯೋಜನೆಗಳಲ್ಲಿ ಒಂದಾದಂತಹ ಅಮೃತ್ ಭಾರತ್ ನಿಲ್ದಾಣ ಯೋಜನೆ ಅಡಿಯಲ್ಲಿ ಈ ನಿಲ್ದಾಣಗಳನ್ನು ಆಧುನೀಕರಣಗೊಳಿಸಲಾಗಿದೆ. ಸುಮಾರು 1,570 ಕೋಟಿ ರೂಪಾಯಿ ವೆಚ್ಚದಲ್ಲಿ ಈ ನಿಲ್ದಾಣಗಳನ್ನು ಪ್ರಯಾಣಿಕ ಸ್ನೇಹಿ ಮತ್ತು ಅತ್ಯಾಧುನಿಕ ಸೌಲಭ್ಯಗಳ ಜೊತೆಗೆ ಮರು ರೂಪಿಸಲಾಗಿದೆ. ಪರಂಪರೆಯೊಂದಿಗೆ ಅಭಿವೃದ್ಧಿ ಎಂಬ ಪರಿಕಲ್ಪನೆಯೊಂದಿಗೆ ಈ ನಿಲ್ದಾಣಗಳನ್ನು ಅಭಿವೃದ್ಧಿಪಡಿಸಲಾಗಿದ್ದು, ಇವುಗಳಲ್ಲಿ ಸ್ಥಳೀಯ ಸಂಸ್ಕೃತಿ, ಪರಂಪರೆ ಮತ್ತು ವಾಸ್ತುಶಿಲ್ಪದ ಸೊಗಡನ್ನು ಉಳಿಸಿಕೊಳ್ಳಲಾಗಿದೆ. ಇದೇ ಸಂದರ್ಭದಲ್ಲಿ ಪ್ರಧಾನಿ ಪಂಜಾಬ್, ಹರಿಯಾಣ ಮತ್ತು ಹಿಮಾಚಲ ಪ್ರದೇಶಗಳ ನಡುವಿನ ಸಂಪರ್ಕವನ್ನು ಸುಧಾರಿಸುವ ಕರ್ತೋಲಿ ಅಂಬಾಲಾ ರೈಲು ಸೇವೆಗೆ ಚಾಲನೆ ನೀಡಿದ್ದರು. ಇದರ ಜೊತೆಗೆ ದೇಶದ 2 ಪ್ರಮುಖ ಆಧ್ಯಾತ್ಮಿಕ ಮತ್ತು ಸಾಂಸ್ಕೃತಿಕ ಕೇಂದ್ರಗಳಾದಂತಹ ಅಮೃತಸರ ಮತ್ತು ವಾರಣಾಸಿ ನಡುವೆ ನೇರ ಸಂಪರ್ಕ ಕಲ್ಪಿಸುವ ಸಂತ ರವಿದಾಸ್ ಎಕ್ಸ್ಪ್ರೆಸ್ ರೈಲಿಗೂ ಪ್ರಧಾನಿ ಹಸಿರು ನಿಶಾನೆ ತೋರಿದರು. ನಿನ್ನೆ ಜಲಂಧರ್ನಲ್ಲಿ ಅವರು ಒಟ್ಟು 5,470 ಕೋಟಿಗೂ ಅಧಿಕ ಮೌಲ್ಯದ ರೈಲು ಮತ್ತು ರಸ್ತೆ ಮೂಲಸೌಕರ್ಯ ಯೋಜನೆಗೆ ಚಾಲನೆ ನೀಡಿದರು. 3 ದಿನಗಳ ಪಶ್ಚಿಮ ಬಂಗಾಳ ಪ್ರವಾಸದಲ್ಲಿರುವಂತಹ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಇಂದು ಭಾರತ ಬಾಂಗ್ಲಾದೇಶ ಗಡಿಯ ಸಮೀಪವಿರುವಂತಹ ಜುಮಾಗಚ್ನಲ್ಲಿರುವಂತಹ ಬಿಎಸ್ಎಫ್ನ 18ನೇ ಬೆಟಾಲಿಯನ್ ಗಡಿ ಔಟ್ಪೋಸ್ಟ್ಗೆ ಭೇಟಿ ನೀಡಲಿದ್ದಾರೆ. ಗೃಹ ಸಚಿವರು ಬಿಎಸ್ಎಫ್ ಯೋಧರೊಂದಿಗೆ ಸಂವಾದ ನಡೆಸಲಿದ್ದು ಪ್ರಹರಿ ಸಮ್ಮೇಳನವನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ. ಇದೇ ವೇಳೆ ಅವರು ಗಿಡ ನೆಡುವ ಅಭಿಯಾನದಲ್ಲಿ ಪಾಲ್ಗೊಳ್ಳಲಿದ್ದು ಬಿಎಸ್ಎಫ್ಗೆ ಸಂಬಂಧಪಟ್ಟಂತಹ ಹಲವು ಅಭಿವೃದ್ಧಿ ಯೋಜನೆಗಳಿಗೆ ಶಂಕುಸ್ಥಾಪನೆ ಮತ್ತು ಉದ್ಘಾಟನೆ ನೆರವೇರಿಸಲಿದ್ದಾರೆ. ನಿನ್ನೆ ರಾತ್ರಿ ಸಿಲಿಗುರಿಯ ಬಾಲ್ಗೋದ್ರಾ ವಿಮಾನ ನಿಲ್ದಾಣಕ್ಕೆ ಆಗಮಿಸಿದ ಅವರನ್ನು ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಸುವೇಂದು ಅಧಿಕಾರಿ ಸ್ವಾಗತಿಸಿದರು. ಇಂದು ಮಧ್ಯಾಹ್ನ ಗೃಹ ಸಚಿವರು ಸಿಲಿಗುರಿಯಲ್ಲಿ ಉನ್ನತ ಮಟ್ಟದ ಸಭೆಯ ಅಧ್ಯಕ್ಷತೆಯನ್ನು ವಹಿಸಲಿದ್ದು ರಾಜ್ಯದ ಗಡಿ ನಿರ್ವಹಣೆ ಮತ್ತು ಭದ್ರತೆಗೆ ಸಂಬಂಧಿಸಿದ ವಿಷಯಗಳ ಪರಾಮರ್ಶೆಯನ್ನು ನಡೆಸಲಿದ್ದಾರೆ. ಇದರ ಜೊತೆಗೆ 3 ಹೊಸ ಕ್ರಿಮಿನಲ್ ಕಾನೂನುಗಳ ಅನುಷ್ಠಾನದ ಪ್ರಗತಿ ಮತ್ತು ಜನನ ಮತ್ತು ಮರಣ ನೋಂದಣಿಗೆ ಸಂಬಂಧಿಸಿದ ವಿಷಯಗಳ ಕುರಿತು ಪ್ರತ್ಯೇಕ ಸಭೆ ನಡೆಸಲಿದ್ದಾರೆ. ಸಚಿವರು ಇಂದು ಸಂಜೆ ಕೋಲ್ಕತ್ತಾಗೆ ತೆರಳಲಿದ್ದಾರೆ. ನಾಳೆ ಗೃಹ ಸಚಿವರು ಪಶ್ಚಿಮ ಬಂಗಾಳದ ಕಾನೂನು ಮತ್ತು ಸುವ್ಯವಸ್ಥೆ ಪರಿಸ್ಥಿತಿ ಕುರಿತು ಪ್ರಮುಖ ಸಭೆಯ ಅಧ್ಯಕ್ಷತೆಯನ್ನು ವಹಿಸಲಿದ್ದಾರೆ. ನಂತರ ಕೋಲ್ಕತ್ತಾದ ರಾಷ್ಟೀಯ ಗ್ರಂಥಾಲಯದಲ್ಲಿ ನೂತನವಾಗಿ ನಿರ್ಮಿಸಲಾದಂತಹ ವರ್ಲ್ಡ್ ಮ್ಯೂಸಿಯಂ ಅನ್ನು ಉದ್ಘಾಟಿಸಲಿರುವ ಅವರು ಅಮೂಲ್ ಬೆಂಗಾಲ್ ಡೈರಿಯ ಹೊಸ ಮೊಸರು ಉತ್ಪಾದನಾ ಘಟಕಕ್ಕೆ ಶಂಕುಸ್ಥಾಪನೆ ನೆರವೇರಿಸಲಿದ್ದಾರೆ. ಅಖಿಲ ಭಾರತ ಆಯುರ್ವೇದ ಸಂಸ್ಥೆ ಎಐಐಎ ನವದೆಹಲಿಯಲ್ಲಿ ಹಮ್ಮಿಕೊಂಡಿದ್ದಂತಹ 3 ದಿನಗಳ ಅಂತಾರಾಷ್ಟೀಯ ವಿಚಾರ ಸಂಕಿರಣ ಸೌಶ್ರುತಂ 2026 ನಿನ್ನೆ ಯಶಸ್ವಿಯಾಗಿ ಸಂಪನ್ನಗೊಂಡಿದೆ. ಈ ಸಮಾವೇಶದಲ್ಲಿ ಭಾರತ, ಥೈಲ್ಯಾಂಡ್, ಇಸ್ರೇಲ್, ಆಸ್ಟ್ರಿಯಾ, ಬ್ರಿಟನ್, ಶ್ರೀಲಂಕಾ ಮತ್ತು ಇಂಡೋನೇಷ್ಯಾ ಸೇರಿದಂತೆ ಹಲವು ರಾಷ್ಟಗಳ ಶಿಕ್ಷಣ ತಜ್ಞರು, ಶಸ್ತ್ರಚಿಕಿತ್ಸಕರು ಮತ್ತು ಆರೋಗ್ಯ ತಜ್ಞರು ಭಾಗಿಯಾಗಿದ್ದರು. ಶಸ್ತ್ರಚಿಕಿತ್ಸೆ ಮತ್ತು ಆರೋಗ್ಯ ರಕ್ಷಣೆಯ ವಿವಿಧ ಕ್ಷೇತ್ರಗಳಲ್ಲಿನ ತಮ್ಮ ಅನುಭವ ಮತ್ತು ಪರಿಣಿತಿಯನ್ನು ತಜ್ಞರು ಇಲ್ಲಿ ಹಂಚಿಕೊಂಡಿದ್ದಾರೆ ಎಂದು ಆಯುಷ್ ಸಚಿವಾಲಯ ತಿಳಿಸಿದೆ.

0: ಸಂದರ್ಭದಲ್ಲಿ ಸಂಶೋಧನೆ ಮತ್ತು ನಾವೀನ್ಯತೆಯಲ್ಲಿ ಜಂಟಿ ಸಹಕಾರ ಬಲಪಡಿಸುವ ನಿಟ್ಟಿನಲ್ಲಿ ಎಐಐಎ ಸಂಸ್ಥೆ ಐಐಟಿ ದೆಹಲಿ ಜೊತೆಗಿನ ತನ್ನ ಒಪ್ಪಂದವನ್ನು ಮುಂದಿನ 5 ವರ್ಷಗಳ ಅವಧಿಗೆ ನವೀಕರಿಸಿದೆ. ಸಾಂಪ್ರದಾಯಿಕ ಜ್ಞಾನವನ್ನ ಆಧುನಿಕ ವಿಜ್ಞಾನದ ಜೊತೆಗೆ ಸಂಯೋಜಿಸುವ ನಿಟ್ಟಿನಲ್ಲಿ ಸೌಶ್ರುತಂ 2026 ಒಂದು ಮಹತ್ವದ ಹೆಜ್ಜೆಯಾಗಿದೆ ಎಂದು ಸಚಿವಾಲಯ ತಿಳಿಸಿದೆ. ಮುಂಬೈ ಅಹಮದಾಬಾದ್ ಹೈಸ್ಪೀಡ್ ರೈಲು ಯೋಜನೆಗೆ ಸಂಬಂಧಪಟ್ಟಂತಹ ಭಾರತ ಮತ್ತು ಜಪಾನ್ ನಡುವಿನ ಚರ್ಚೆಗಳು ಉತ್ತಮವಾಗಿ ಸಾಗಿವೆ ಎಂದು ವಿದೇಶಾಂಗ ವ್ಯವಹಾರಗಳ ಸಚಿವಾಲಯದ ವಕ್ತಾರ ರಣಧೀರ್ ಜೈಸ್ವಾಲ್ ತಿಳಿಸಿದ್ದಾರೆ. ನವದೆಹಲಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಜಪಾನ್ ಈ 20 ರೈಲು ಸರಣಿಯನ್ನು ಭಾರತಕ್ಕೆ ಒದಗಿಸಲಿದೆ. ಆದರೆ ಈ ರೈಲು ಇನ್ನೂ ಅಭಿವೃದ್ಧಿಯ ಹಂತದಲ್ಲಿ ಇರುವುದರಿಂದ 2030 ಅವಧಿಯಲ್ಲಿ ಮಾತ್ರ ಲಭ್ಯವಾಗಲಿದೆ ಎಂದು ತಿಳಿಸಿದ್ದಾರೆ. ಹೈಸ್ಪೀಡ್ ರೈಲು ಯೋಜನೆಯ ಕಾಮಗಾರಿ ವೇಗವಾಗಿ ಸಾಗುತ್ತಿದ್ದು ಮೊದಲ ಹಂತದ ಕಾರ್ಯಾಚರಣೆ 2027 ಆರಂಭವಾಗಲಿದೆ. ಉಭಯ ದೇಶಗಳು ಆರಂಭಿಕ ಹಂತದಲ್ಲಿ ಭಾರತೀಯ ಹೈಸ್ಪೀಡ್ ರೈಲಿನೊಂದಿಗೆ ಸೇವೆ ಆರಂಭಿಸಲು ಒಪ್ಪಿಕೊಂಡಿವೆ ಎಂದು ಹೇಳಿದ್ದಾರೆ. ಚಾಬಹಾರ್ ಬಂದರು ಕುರಿತು ಪ್ರತಿಕ್ರಿಯಿಸಿದ ರಣಧೀರ್ ಜೈಸ್ವಾಲ್, ಅಮೆರಿಕ ನೀಡಿದ ವಿನಾಯಿತಿ ಅವಧಿ ಕೆಲವು ಸಮಯದ ಹಿಂದೆ ಅಂತ್ಯಗೊಂಡಿದೆ. ಈ ವಿಷಯವನ್ನು ಮುಂದಕ್ಕೆ ಕೊಂಡೊಯ್ಯುವ ಕುರಿತು ಸಂಬಂಧಪಟ್ಟ ಎಲ್ಲಾ ಪಕ್ಷಗಳೊಂದಿಗೆ ಸಚಿವಾಲಯ ಚರ್ಚೆ ನಡೆಸುತ್ತಿದೆ ಎಂದು ತಿಳಿಸಿದ್ದಾರೆ. ಚಾಬಹಾರ್ ಬಂದರಿನ ಮೇಲೆ ನಡೆದುದಾಗಿ ವರದಿಯಾಗಿರುವಂತಹ ದಾಳಿಯಿಂದ ಟರ್ಮಿನಲ್ಗೆ ಯಾವುದೇ ಹಾನಿಯಾಗಿಲ್ಲ ಎಂದು ಅವರು ಸ್ಪಷ್ಟಪಡಿಸಿದ್ದಾರೆ. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪಾಕಿಸ್ತಾನ ಆಕ್ರಮಿತ ಜಮ್ಮು ಮತ್ತು ಕಾಶ್ಮೀರದಲ್ಲಿ ಚುನಾವಣೆಗೂ ಮುನ್ನ ನಡೆಯುತ್ತಿರುವಂತಹ ಸರಣಿ ಹಿಂಸಾಚಾರದ ಕುರಿತು ವಿಶ್ವಸಂಸ್ಥೆಯ ಮಾನವ ಹಕ್ಕುಗಳ ಹೈಕಮಿಷನರ್ ಓಲ್ಕರ್ ಟರ್ಕ್ ತೀವ್ರ ಕಳವಳ ವ್ಯಕ್ತಪಡಿಸಿದ್ದಾರೆ. ಪ್ರತಿಭಟನಾಕಾರರು ಮತ್ತು ಭದ್ರತಾ ಸಿಬ್ಬಂದಿಯ ಸಾವುಗಳ ಕುರಿತು ನಿಷ್ಪಕ್ಷಪಾತ ತನಿಖೆ ನಡೆಸುವಂತೆ ಅವರು ಪಾಕಿಸ್ತಾನಕ್ಕೆ ಆಗ್ರಹಿಸಿದ್ದಾರೆ. ಪ್ರತಿಭಟನೆಯ ಮುಂಚೂಣಿಯಲ್ಲಿರುವಂತಹ ಜಮ್ಮು ಕಾಶ್ಮೀರ ಜಾಯಿಂಟ್ ಅವಾಮಿ ಆಕ್ಷನ್ ಕಮಿಟಿ ಸಂಘಟನೆಯನ್ನು ಭಯೋತ್ಪಾದನಾ ನಿರೋಧಕ ಕಾಯ್ದೆಯಡಿ ನಿಷೇಧಿಸಿ ಅದರ ನಾಯಕರನ್ನ ಬಂಧಿಸಿರುವ ಪಾಕಿಸ್ತಾನದ ಕ್ರಮವನ್ನು ವಿಶ್ವಸಂಸ್ಥೆ ಟೀಕಿಸಿದೆ. ನಾಗರಿಕ ಚಳವಳಿಯನ್ನು ಹತ್ತಿಕ್ಕುವುದು ಮತ್ತು ಸಾರ್ವಜನಿಕ ಸಭೆ ಹಾಗೂ ಅಂತರ್ಜಾಲ ಸಂಪರ್ಕದ ಮೇಲೆ ನಿರ್ಬಂಧ ಹೇರುವುದು ಅಭಿವ್ಯಕ್ತಿ ಸ್ವಾತಂತ್ರ್ಯದ ಉಲ್ಲಂಘನೆಯಾಗಿದೆ ಎಂದು ಎಚ್ಚರಿಸಿರುವ ಓಲ್ಕರ್ ಟರ್ಕ್ ತಕ್ಷಣವೇ ಅಂತರ್ಜಾಲ ಮರುಸ್ಥಾಪಿಸುವಂತೆ ಮತ್ತು ಬಂಧಿತರಿಗೆ ಕಾನೂನು ನೆರವು ನೀಡುವಂತೆ ಒತ್ತಾಯಿಸಿದ್ದಾರೆ. ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಎಸ್ಟೋನಿಯಾದ ವಿದೇಶಾಂಗ ಸಚಿವ ಮಾರ್ಗತ್ ತಸ್ಕನ್ಕನ ಅವರನ್ನು ಭೇಟಿಯಾಗಿ ವ್ಯಾಪಾರ ಹೂಡಿಕೆ ಡಿಜಿಟಲ್ ಪರಿವರ್ತನೆ ಮತ್ತು ಸೈಬರ್ ಭದ್ರತೆ ಸೇರಿದಂತೆ ವಿವಿಧ ಕ್ಷೇತ್ರಗಳಲ್ಲಿ ದ್ವಿಪಕ್ಷೀಯ ಸಹಕಾರವನ್ನು ಬಲಪಡಿಸುವ ಕುರಿತು ಚರ್ಚೆ ನಡೆಸಿದರು. ಭಾರತ ಐರೋಪ್ಯ ಒಕ್ಕೂಟ ಮುಕ್ತ ವ್ಯಾಪಾರ ಒಪ್ಪಂದದ ಯಶಸ್ವಿಯಾಗಿ ಮುಕ್ತಾಯದ ನಂತರ ಲಭ್ಯವಾಗಲಿರುವಂತಹ ನೂತನ ಅವಕಾಶಗಳ ಕುರಿತು ಉಭಯ ನಾಯಕರು ವಿಚಾರ ವಿನಿಮಯ ಮಾಡಿಕೊಂಡರು. ಭಾರತ ಎಸ್ಟೋನಿಯಾ ಉದ್ಯಮ ವೇದಿಕೆಯನ್ನು ಉದ್ದೇಶಿಸಿ ಮಾತನಾಡಿದ ಸಚಿವ ಪಿಯೂಷ್ ಗೋಯಲ್, ಭಾರತದ ಡಿಜಿಟಲ್ ಸಾಮರ್ಥ್ಯ ಮತ್ತು ಮುಕ್ತ ವ್ಯಾಪಾರ ಒಪ್ಪಂದದ ಚೌಕಟ್ಟು ದ್ವಿಪಕ್ಷೀಯ ಸಂಬಂಧವನ್ನು ಮತ್ತಷ್ಟು ಎತ್ತರಕ್ಕೆ ಕೊಂಡೊಯ್ಯಲಿದೆ ಎಂದು ಹೇಳಿದ್ದಾರೆ. ಭಾರತದಲ್ಲಿನ ಪಾರದರ್ಶಕ ಮತ್ತು ಸ್ಪರ್ಧಾತ್ಮಕ ವಾಣಿಜ್ಯ ಪರಿಸರವನ್ನು ಉಲ್ಲೇಖಿಸಿದ ಅವರು ಭಾರತದಲ್ಲಿ ಹೂಡಿಕೆ ಮಾಡುವಂತೆ ಎಸ್ಟೋನಿಯಾದ ಉದ್ಯಮಿಗಳಿಗೆ ಆಹ್ವಾನ ನೀಡಿದರು. ಡಿಜಿಟಲ್ ಮೂಲಸೌಕರ್ಯ, ಇ ಆಡಳಿತ, ಬಂದರು, ಕೃಷಿ ಹಾಗೂ ರಕ್ಷಣಾ ತಂತ್ರಜ್ಞಾನ ವಲಯಗಳಲ್ಲಿ ಉಭಯ ದೇಶಗಳು ಜಂಟಿಯಾಗಿ ಕಾರ್ಯನಿರ್ವಹಿಸಬಹುದು ಎಂದು ಅವರು ತಿಳಿಸಿದ್ದಾರೆ. ನವದೆಹಲಿಯಲ್ಲಿ ಇಂದು ನಡೆಯಲಿರುವ ನಿವೃತ್ತಿ ವೇತನ ವ್ಯಾಜ್ಯಗಳ 2ನೇ ರಾಷ್ಟೀಯ ಕಾರ್ಯಾಗಾರದ ಅಧಿವೇಶನವನ್ನು ಉದ್ದೇಶಿಸಿ ಕೇಂದ್ರ ಸಿಬ್ಬಂದಿ ಸಾರ್ವಜನಿಕ ಕುಂದುಕೊರತೆ ಮತ್ತು ನಿವೃತ್ತಿ ವೇತನ ಸಚಿವಾಲಯದ ರಾಜ್ಯ ಸಚಿವ ಡಾ ಜಿತೇಂದ್ರ ಸಿಂಗ್ ಭಾಷಣ ಮಾಡಲಿದ್ದಾರೆ. ಎಲ್ಲ ಪಾಲುದಾರರ ನಡುವೆ ಉತ್ತಮ ಸಮನ್ವಯ ಸಾಧಿಸುವ ಮೂಲಕ ನಿವೃತ್ತಿ ವೇತನ ವ್ಯಾಜ್ಯಗಳ ನಿರ್ವಹಣೆಯನ್ನು ಸುಧಾರಿಸಲು ಸರ್ಕಾರ ಹೊಂದಿರುವ ಬದ್ಧತೆಯನ್ನು ಈ ಕಾರ್ಯಾಗಾರ ಪುನರುಚ್ಚರಿಸುತ್ತದೆ ಎಂದು ಸಚಿವಾಲಯ ತಿಳಿಸಿದೆ. ಕೇಂದ್ರ ಸರ್ಕಾರದ ಎಲ್ಲ ಸಚಿವಾಲಯಗಳು ಮತ್ತು ಇಲಾಖೆಗಳ ನೋಡಲ್ ಅಧಿಕಾರಿಗಳು ಮತ್ತು ಕಾನೂನು ಸಲಹೆಗಾರರ ಸಮಿತಿಯು ಈ ಕಾರ್ಯಾಗಾರದಲ್ಲಿ ಭಾಗಿಯಾಗಲಿದೆ. ಕೇಂದ್ರ ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಸಚಿವ ನಿತಿನ್ ಗಡ್ಕರಿ ಹಾಗೂ ಮಹಾರಾಷ್ಟ್ರ ಮುಖ್ಯಮಂತ್ರಿ ದೇವೇಂದ್ರ ಫಡ್ನವೀಸ್ ಇಂದು ಪುಣೆಯಲ್ಲಿ 3 ಪ್ರಮುಖ ರಾಷ್ಟೀಯ ಹೆದ್ದಾರಿ ಯೋಜನೆಗಳಿಗೆ ಜಂಟಿಯಾಗಿ ಭೂಮಿ ಪೂಜೆ ನೆರವೇರಿಸಲಿದ್ದಾರೆ. ಈ ಯೋಜನೆಗಳಲ್ಲಿ ಪುಣೆ ಸಂಭಾಜಿನಗರ ಗ್ರೀನ್ಫೀಲ್ಡ್ ಎಕ್ಸ್ಪ್ರೆಸ್ ವೇಯ ಮೊದಲ ಹಂತವಾಗಿರುವಂತಹ ಖರಾಡಿ ಜಂಕ್ಷನ್ ಮತ್ತು ಶಿರೂರು ಬೈಪಾಸ್ ನಡುವಿನ 53 ಕಿಲೋಮೀಟರ್ ಉದ್ದದ ಷಟ್ಪಥ ರಸ್ತೆ ಹಾಗೂ ಹಟ್ಸ್ಪರ್ ಮತ್ತು ಯಾವತ್ ನಡುವಿನ 30.5

0: ಕಿಲೋಮೀಟರ್ ರಸ್ತೆ ಮತ್ತು ತಲೆಗಾಂವ್ ಚಾಕನ್ ಶಿಕ್ರಾಪುರ ನಡುವಿನ 54.3 ಕಿಲೋಮೀಟರ್ ರಸ್ತೆ ಅಭಿವೃದ್ಧಿ ಕಾಮಗಾರಿಗಳು ಸೇರಿವೆ. ಈ ಯೋಜನೆಗಳು ಪುಣೆ ವಲಯದಲ್ಲಿ ವಾಹನ ದಟ್ಟಣೆಯನ್ನು ಕಡಿಮೆ ಮಾಡುವುದರ ಜೊತೆಗೆ ಕೈಗಾರಿಕಾ ಮತ್ತು ಆರ್ಥಿಕ ಪ್ರಗತಿಗೆ ವೇಗವನ್ನ ನೀಡಲಿವೆ. ಎರಡು ಬಾರಿ ಒಲಿಂಪಿಕ್ ಪದಕ ವಿಜೇತೆ ಭಾರತದ ಪಿವಿ ಸಿಂಧು ಇಂದು ಟೋಕಿಯೋದಲ್ಲಿ ನಡೆಯುತ್ತಿರುವಂತಹ ಜಪಾನ್ ಓಪನ್ ಬ್ಯಾಡ್ಮಿಂಟನ್ ಪಂದ್ಯಾವಳಿಯ ಮಹಿಳಾ ಸಿಂಗಲ್ಸ್ ವಿಭಾಗದ ಸೆಮಿಫೈನಲ್ ಪಂದ್ಯದಲ್ಲಿ ಚೀನಾದ ಚೆನ್ ಯುಫೆಯನ್ನ ಎದುರಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಅಮೃತ್ ಭಾರತ್ ನಿಲ್ದಾಣ ಯೋಜನೆ ಪ್ರಧಾನಿ ನರೇಂದ್ರ ಮೋದಿ ಅವರಿಂದ 75 ಪುನರಾಭಿವೃದ್ಧಿತ ರೈಲ್ವೆ ನಿಲ್ದಾಣಗಳ ಲೋಕಾರ್ಪಣೆ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಇಂದು ಜುಮಾಗಜ್ ಬಿಎಸ್ಎಫ್ ನೆಲೆಗೆ ಭೇಟಿ, ಪ್ರಮುಖ ಯೋಜನೆಗಳಿಗೆ ಉದ್ಘಾಟನೆ. ಮೂರು ದಿನಗಳ ಅಂತಾರಾಷ್ಟ್ರೀಯ ವಿಚಾರ ಸಂಕಿರಣ ಸೌಶ್ರುತಂ 2026 ನವದೆಹಲಿಯಲ್ಲಿ ಸಂಪನ್ನ. ಪಾಕಿಸ್ತಾನ ಆಕ್ರಮಿತ ಜಮ್ಮು ಕಾಶ್ಮೀರದಲ್ಲಿ ಹಿಂಸಾಚಾರ, ವಿಶ್ವಸಂಸ್ಥೆ ಕಳವಳ, ನಿಷ್ಪಕ್ಷಪಾತ ತನಿಖೆಗೆ ಆಗ್ರಹ. ಜಪಾನ್ ಓಪನ್ ಬ್ಯಾಡ್ಮಿಂಟನ್ ಸೆಮಿಫೈನಲ್ ಇಂದು ಭಾರತದ ಪಿವಿ ಸಿಂಧು ಕಣದಲ್ಲಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 12 ಗಂಟೆಗೆ.
1: ಜನಧ್ವನಿ ಪರಿಣಾಮ ಕಾರ್ಯಕ್ರಮ ಜನಧ್ವನಿ ನಿರಂತರ ಕೇಳುಗರಾದ ಎಚ್ಡಿಕೋಟೆ ತಾಲೂಕಿನ ಇಟ್ನ ಕಾಲೋನಿಯ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಶ್ರೀಮತಿ ದಿವ್ಯಶ್ರೀರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮ ಪ್ರಸಾರವಾಗಲಿದೆ.

0: ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳತಿ ಸ್ಫೂರ್ತಿ ಸರಗೋಡು. ಕೇಳುಗರ, ಜನಧ್ವನಿ ಫಲಶ್ರುತಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಕೇಳುಗರ, ಇವತ್ತಿನ ನಮ್ಮ ಜನಧ್ವನಿ ಫಲಶ್ರುತಿ ಕಾರ್ಯಕ್ರಮದಲ್ಲಿ ನಮ್ಮ ಜನಧ್ವನಿ ನಿರಂತರ ಕೇಳುಗರಾದ ಸರಗೂರು ತಾಲೂಕಿನ ಆಗದೂರು ಗ್ರಾಮದ ಶ್ರೀಮತಿ ಪಾರ್ವತಮ್ಮ ಅವರು ನಮ್ಮ ಜೊತೆಗಿದ್ದಾರೆ. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಹಾಗೆ ನಮ್ಮ ಜನಧ್ವನಿ ಕಾರ್ಯಕ್ರಮಗಳ ಕುರಿತು ಅವರ ಅನಿಸಿಕೆ ಅಭಿಪ್ರಾಯಗಳನ್ನ ಅವರಿಂದಲೇ ಒಂದಷ್ಟು ವಿಚಾರಗಳನ್ನ ತಿಳಿಯೋಣ. ಅಮ್ಮ, ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ನಮಸ್ಕಾರ.
1: ನಮಸ್ಕಾರ.
0: ಮೊದಲಿಗೆ ನಮ್ಮ ಜನಧ್ವನಿ ಕೇಳುಗರಿಗೆ ನಿಮ್ದೊಂದು ಪರಿಚಯವನ್ನ ಮಾಡಿಕೊಡಿ ಅಮ್ಮ.
1: ನನ್ನ ಹೆಸರು ಪಾರ್ವತಮ್ಮ, ನಮ್ಮೂರ ಹೆಸರು ಆಗತ್ತೂರು. ನನ್ನ ಹೆಸರು ಪುಟ್ಟಸಿದ್ ನಾಯ್ಕ.
0: ಮನೇಲಿ ಯಾರ್ಯಾರು ಇದೀರಿ ಅಮ್ಮ ನೀವು?
1: ಹಾಗೆಲ್ಲ ಇದ್ದೋ ಎಲ್ಲ ಹೇಳದಲ್ಲ, ಅಷ್ಟೇ ಕೂಡ ಕುಟುಂಬ ಆಯ್ತು. ಎಲ್ಲ ಡಿವೈಡ್ ಆದ್ಮೇಲೆ ಇವಾಗ ನಾಲ್ಕು ಸೀಟು, ಮಗ ಸೊಸೆ, ಇಬ್ಬರು ಮಕ್ಕಳು. ಇಬ್ರು ಓದಕ್ ಹೋಗೋರು ಯಾರು ಮಕ್ಕಳು ಹತ್ರದಲ್ಲಿಲ್ಲ.
0: ಅಂದ್ರೆ ನಿಮ್ಮ ಮನೆಯಲ್ಲಿ ನಾಲ್ಕು ಜನ ವಾಸವಾಗಿ ಇದ್ಕೊಂಡು ಈಗ ಜೀವನವನ್ನ ಮಾಡ್ತಾ ಇದ್ರಿ. ಈಗ ನಮ್ಮ ಜನಧ್ವನಿ ಒಂದು ಸಮುದಾಯ ಬಾಣಲಿಕ್ಕೆ ಅಂದ್ರೆ ಯಾವಾಗ ಪರಿಚಯ ಆಯ್ತು ಅಮ್ಮ ನಿಮ್ಗೆ?
1: ಯಾವಾಗ ಅಂತಂತಂದ್ರೆ ಇವಾಗಲ್ಲ, ನಮ್ಮ ತಂದೆ ಮನೆಯಲ್ಲಿ ಇರುವಾಗ್ಲೂ, ಇವ್ಳು ಕೂಡ ಅಲ್ಲೂ ಅವಾಗ್ಲೂ ನಮ್ಮ ತಾಯಿ ತಂದೆನು ಅದನ್ನೇ ಟಿವಿ ಇದ್ರು ಕೂಡ ಇಟ್ಕೊಂಡವ್ರೆ. ಹಂಗಾಗಿ ಅದನ್ನೇ ನಾವು ತರ್ಸ್ಕೊಂಡು ಇವಾಗ ಮನೇಲಿ ಮಡಿಕೊಂಡು ಆ ರೇಡಿಯೋನೇ ನಾನು ಕೇಳೋದು. ಇವಾಗ ಕೇಳ್ತೀನಿ ಅಂತ ಏನು ಇಲ್ಲ, ಅವಾಗ್ಲಿಂದಾನು ಐತೆ.
0: ಅಂದ್ರೆ ಸುಮಾರು ವರ್ಷಗಳಿಂದ ಕೇಳ್ತಾ ಬರ್ತಾ ಇದ್ದೀನಿ.
1: ಸರ್ವಿಸ್ ಅಲ್ಲಿ ಎಷ್ಟು ವರ್ಷ ಆಗೈತೋ ಅಷ್ಟು ವರ್ಷದಿಂದಾನು ಆ ರೇಡಿಯೋ ಟಿವಿ ಬಂದೈತೆ. ಇವಾಗಂದು ಎಷ್ಟೆಲ್ಲ ನೋಡ್ತೀವಲ್ಲ ಅದೆಲ್ಲ ಐತೆ ಅಂತ ಏನು ಬಿಟ್ಟಿಲ್ಲ ನಾವು. ಏನಾಯ್ತೋ ಅವಾಗಿಂದ ಏನ್ ಅಳವಡಿಸ್ಕೊಂಡಿದ್ರು ಅದೇ.
0: ಯಾವಾಗೆಲ್ಲ ಕಾರ್ಯಕ್ರಮವನ್ನ ಕೇಳ್ತಾ ಇದ್ರ?
1: ಬೆಳಗ್ಗೆ 6 ಗಂಟೆ ಸ್ಟಾರ್ಟ್ ಆದಾಗ್ಲೇ ನಮ್ ಕೆಲ್ಸ ಪೂರ್ತಿ ಆಗೋರ್ ಗಂಟೆ 10-12 ಗಂಟೆ ಗಂಟಾನು ಇರುತ್ತೆ. ಯಾವಾಗ ಊಟ ಟೈಮ್ಗೆ ಆಗಿ ಸಾಕ ಆದ್ಮೇಲೆ ಅವಾಗ ಆಫ್ ಮಾಡಿ ನೆಕ್ಸ್ಟ್ ಇನ್ನೊಂದ್ಸಲ ಕೆಲಸ ಮಾಡಿ 2 ಗಂಟೆ ಸ್ಟಾರ್ಟ್ ಮಾಡ್ಕೊಳ್ಳೋದು.
0: ಅಂದ್ರೆ ಒಂದು ಪ್ರಾರಂಭದ ಹಾಡಿನಿಂದ ಹಿಡಿದು ಒಂದು ಮಧ್ಯಾಹ್ನದ ನಿಮ್ಮ ಕೆಲಸದ ಮುಗಿಯೋರು ಕೂಡ ನೀವು ನಮ್ಮ ಜನಧ್ವನಿಯನ್ನ ಆಲಿಸ್ತಾ ಬರ್ತಾ ಇದ್ರಿ. ಸುಮಾರು ಎಷ್ಟು ವರ್ಷಗಳಿಂದ ನೀವು ಆಲಿಸ್ತಾ ಬರ್ತಾ ಇದ್ರಿ? ಇತ್ತೀಚೆಗೆ
1: ಒಂದು 10 ವರ್ಷದಿಂದ
0: 10 ವರ್ಷದಿಂದ ಆಲಿಸ್ತಾ ಬರ್ತಾ ಇದ್ರಿ. ಹೇಗ್ ಬರ್ತಾ ಇದೆ ಕಾರ್ಯಕ್ರಮಗಳು?
1: ಚೆನ್ನಾಗಿ ಬರ್ತಾ ಇದೆ ಅಲ್ಲ, ಕೇಳ ಖುಷಿ ಆಗುತ್ತೆ. ಎಲ್ಲ ಒಂದು ಏನೇ ಇದ್ರು ಕೇಳೋದಿದ್ರೆ ರೇಡಿಯೋನೊಳಗೆ ಎಲ್ಲ ಒಂದು ಒಳ್ಳೇದು. ಇವಾಗ ಒಂದು ನ್ಯೂಸ್ ಪೇಪರ್ ಅಲ್ಲಿ ಎಷ್ಟು ಓದ್ತೀವೋ ಅಷ್ಟೆಲ್ಲ ಬರ್ತದೆ, ಹಾಡ್ನಲ್ಲೂ ಬರುತ್ತೆ, ನ್ಯೂಸ್ ಹಾಕಿದ್ರು ಅದ್ರೊಳಗು ವಾರ್ತಾ ಒಳಗೆ ಏನ್ ಕೇಳ್ತೀವೋ ಅದ್ ಕೂತು ನೋಡ್ತೀವಿ. ಇದನ್ನ ಕೇಳ್ಕೊಂಡೆ ಮಾಡುವುದು ಕೆಲಸ ಇಲ್ಲ.
0: ಹೌದು,
1: ಹಂಗಾಗಿ ಟಿವಿಗಿನ ಬೆಸ್ಟು.
0: ಹೌದು, ಅಂದ್ರೆ ರೇಡಿಯೋ ಆಲಿಸುವಿಕೆ ತುಂಬಾ ಪರಿಣಾಮಕಾರಿಯಾದ್ದು,
1: ಎಲ್ಲಾ ತರದ ವಿಷಯನೂ ಗೊತ್ತಾಯ್ತದೆ.
0: ಹೌದು, ಈ ನಿಟ್ಟಿನಲ್ಲಿ ನೀವು ಕೂಡ ಕೇಳ್ತಾ ಇದ್ರಿ.

0: ಯಾವ ಕಾರ್ಯಕ್ರಮ ಅತಿ ಹೆಚ್ಚು ಇಷ್ಟಪಡ್ತೀರಮ್ಮ?
1: ಎಲ್ಲಾ ಕಾರ್ಯಕ್ರಮನೂ ಕೇಳ್ತೀವಿ, ಫಸ್ಟ್ ಯಾವ್ದಾಗ್ತಿವೋ ಅದನ್ನೆಲ್ಲ ಕೇಳ್ತೀವಿ, ಹಾಡುಗಳು ಕೇಳ್ತೀವಿ, ನ್ಯೂಸ್ ಕೇಳ್ತೀವಿ, ಎಲ್ಲಾನು ಕೇಳ್ತಿದ್ವಿ.
0: ಈ ನಿಟ್ಟಲ್ಲಿ ಸರ್ಗೂರಲ್ಲೇ ಜನಧ್ವನಿ ಇರೋದು ಈ ನಿಮ್ಗೆ ಎಷ್ಟು ಖುಷಿ ಆಗ್ತಾ ಇದೆ?
1: ತುಂಬಾ ಸಂತೋಷ ಆಯ್ತು ಕೇಳಿ.
0: ಯಾಕೆ
1: ಯಾಕೆ ಅಂತಂದ್ರೆ ಹತ್ರದಲ್ಲಿ ಜನಧ್ವನಿ ಹಿಂಗೆ ಅಂತ ನಮ್ಮ ಮೊಮ್ಮಗನು ಬಂದು ಮಾತಾಡೋನಲ್ಲ ಇಲ್ಲಿದೆ ಪ್ರಮೋದ್ ಅಂತ, ಹಂಗಾಗಿ ಇಷ್ಟ ಆಯ್ತು, ಸಂತೋಷ ಆಯ್ತು. ಎಲ್ಲ ಏನೋ ನಮ್ಮ ಹುಡುಗರು ಅವರಲ್ಲ ಅಂತ.
0: ಜನಧ್ವನಿಲಿ ಅತಿ ಹೆಚ್ಚು ಜನಗಳು ಭಾಗವಹಿಸಿ ಈಗ ಒಂದು ಗಿರಿಜನ ಕೂಡ ಭಾಗವಹಿಸ್ತಾರೆ. ಈ ನಿಟ್ಟಿನಲ್ಲಿ ಅವರ ಧ್ವನಿಯನ್ನ ಕೇಳಿದಾಗ, ಅವರ ಆಚಾರ ವಿಚಾರವನ್ನ ಕೇಳಿದಾಗ ಎಷ್ಟು ಖುಷಿ ಅನ್ಸುತ್ತೆ ನಿಮ್ಗೆ?
1: ಖುಷಿ ಅನ್ಸುತ್ತೆ, ಕಂಠ ಸುಖ ಎಲ್ಲ ಕೇಳ್ದಂಗ ಆಯ್ತಲ್ಲ. ಏನೋ ಯಾರು ಕೇಳಿಲ್ಲ ಅನ್ನೋದು ಮನಸ್ಸಿಗೆ ಇಲ್ಲ ಇವತ್ತೆ. ಆಗ ಒಬ್ರು ಎಲ್ಲ ಇದನ್ನ ಕೂತು ಎಲ್ಲ ಮಾತಾಡಿ ಏನೋ ಕಷ್ಟ ಸುಖ ಎಲ್ಲ ಕೇಳಿ ಎಲ್ಲ ಮಾತಾಡೋದು ಕೇಳಿ ನಮಗೂ ಸಂತೋಷ ಆಯ್ತು.
0: ಅಂದ್ರೆ ಜನಧ್ವನಿಯಲ್ಲಿ ಅವರ ಒಂದು ಜೀವನ ಚರಿತ್ರೆಯನ್ನ ಒಂದು ಅಳಲನ್ನ ಹೇಳ್ಕೊಂಡಾಗ ಆ ಒಂದು ಜನರಿಗೆ ಪರಿಣಾಮಕಾರಿ
1: ಕೇಳ್ತಾನೆ ಇದನ್ನೇ ರೇಡಿಯೋ ನ್ಯೂಸ್ ಇದು ಜನಧ್ವನಿ ಮಾತಾಡೋದು ವಿಷಯ ಎಲ್ಲ ಕೇಳಿ ಅವನು ಅದೆಲ್ಲ ಕೇಳ್ತಾನೆ.
0: ಅಂದ್ರೆ ನಿಮ್ಮ ಜೊತೆಗೆ ನಿಮ್ಮ ದೊಡ್ಡ ಮಗನು ಕೂಡ ನಮ್ಮ ಜನಧ್ವನಿಯನ್ನ ಕೇಳ್ತಾ ಇದ್ರೆ. ಈಗ ನೀವು ಒಂದು ಜನಧ್ವನಿ ಕಾರ್ಯಕ್ರಮನ ಕೇಳ್ತಿದ್ದಾಗ ಯಾರೋ ಬಂದ್ರು, ಬಂದಾಗ ನೀವು ಅವ್ರಿಗೆ ಕೇಳಿ ಅಂತ ಹೇಳ್ತೀರಾ?
1: ಅಯ್ಯೋ ಅಂತ ಕೇಳಂತವ್ರು ಯಾರು ಅಷ್ಟಿಲ್ಲ ಬಿಡಿ.
0: ಹೌದು, ಯಾಕಂತ
1: ಗಮನ ಅವ್ರಿಗಿಲ್ಲ, ಇದನ್ನ ಕೇಳ್ಬೇಕು.
0: ನಿಮ್ಗೆ ಯಾಕೆ ಆಸಕ್ತಿ ಬಂತು ರೇಡಿಯೋ ಕೇಳ್ಬೇಕು ಅಂತ?
1: ಅದು ಹುಟ್ಟಿಂದಾನು ಬಂದೈತಲ್ಲ, ಆಗ್ಲಿಂದಾನು ಕೇಳ್ ಬಂದಿದೀವಿ ನಾವು, ಕೇಳ್ಬೇಕು ಅನ್ಸುತ್ತೆ. ಎಲ್ಲಾ ಒಂದು ವಿಷಯನೂ ಗೊತ್ತಾಯ್ತದಲ್ಲ, ಹಂಗಾಗಿ ನಾವು ಕೇಳಕ್ ಇಷ್ಟ ಪಡ್ತೀವಿ. ಇಲ್ಲಿ ಅಷ್ಟು ಕೇಳಲ್ಲ ಬಿಡಿ, ಯಾರು ಕೇಳಿ ಗಿಳಿ ಅಂತ ಅದನ್ನ ಕೂತು ಆಲ್ಸಷ್ಟು ಅಷ್ಟು ಇದಿಲ್ಲ ಅವ್ರಿಗೆ. ಅವ್ರ ಕೆಲ್ಸ, ಅವ್ರ ಮನೆ, ಆ ಕತೆ ಇದೆಲ್ಲ ಕೇಳ್ಕೊಂಡ್ರೆ ನಮ್ಗೆ ಊಟಕ್ಕೆ ಬರ್ತದ,

0: ನಿಟ್ಟಿನಲ್ಲಿ ಅಮ್ಮ ಈಗ ಸಾಕಷ್ಟು ರೀತಿಯ ಕಾರ್ಯಕ್ರಮಗಳು ನಡೀತಾ ಬರ್ತಾ ಇದೆ. ಈ ನಿಟ್ಟಿನಲ್ಲಿ ಮಕ್ಕಳಿಗಾಗಿರ್ಬೋದು, ವೃದ್ಧರಿಗಾಗಿರ್ಬೋದು, ಒಂದು ವಿಶೇಷ ಚೇತನರಿಗಾಗಿರ್ಬೋದು, ಈ ನಿಟ್ಟಿನಲ್ಲಿ ಎಲ್ಲಾ ರೀತಿಯ ಕಾರ್ಯಕ್ರಮಗಳು ನಡೀತಾ ಬರ್ತಾ ಇವೆ. ಇನ್ಯಾವುದ ರೀತಿಯ ಕಾರ್ಯಕ್ರಮಗಳು ನಿಮ್ಗೆ ಬರಬೇಕು ಅಂತ ಅನ್ಸುತ್ತೆ?
1: ಯಾವ ರೀತಿಯ ಬಂದ್ರು ನಾವು ಕೇಳ್ತೀವಿ ಸಂತೋಷದಿಂದ, ಇದೇ ಬರಬೇಕು ಅನ್ನೋದು ಅಷ್ಟು
0: ಅಲ್ಲ, ನಿಮ್ಮ ಒಂದು ಅನುಭವಕ್ಕೆ ಮೇರೆಗೆ
1: ಹಂಗೇನಿಲ್ಲ, ಆ ತರ ಏನಿಲ್ಲ, ಏನ್ ಬರುತ್ತೋ ಅನ್ನೋದನ್ನ ಕಾಯ್ತೀವಿ.
0: ಹೊಸ ವಿಷಯಗಳು
1: ಬರೋದನ್ನ ಇಂಥದ್ ಬರ್ಬೇಕು ಅಂತ ಅದು ನಮ್ ಕೈಲಿಲ್ಲ ಅನ್ನೋದು ಅನ್ಸುತ್ತೆ ನನಗೆ. ಏನ್ ಬರುತ್ತೋ ಹೊಸ ಹೊಸ ವಿಷಯಗಳನ್ನ ಕೇಳ್ಬೋದು ಅನ್ನೋ ಇದಕ್ಕೆ ನಾವು ಹಾಕೊಂಡು ಕೇಳ್ತೀವಿ ಹೊರ್ತು ಇಂಥದೇ ಬರ್ಬೇಕು ಅನ್ನೋದು ಅಷ್ಟು ನನ್ಗೆ ಇದಿಲ್ಲ.
0: ಅಂದ್ರೆ ಹೊಸ ಹೊಸ ವಿಷಯಗಳು ಆಲಿಸೋಕೆ ತುಂಬಾ ಆಸಕ್ತಿಕರವಾಗಿದ್ರೆ ಎಲ್ಲಾ ವಿಷಯಗಳನ್ನು ಕೇಳಲು ನೀವು ಬಯಸ್ತೀರಿ. ಈ ನಿಟ್ಟಿನಲ್ಲಿ ಸರ್ಕಾರಿ ಅಧಿಕಾರಿಗಳೆಲ್ಲ ನಮ್ಮ ರೇಡಿಯೋ ಒಂದು ಕೇಂದ್ರಕ್ಕೆ ಬಂದು ಒಂದು ಫೋನ್ ಮುಖಾಂತರ ಎಲ್ಲಾ ಜನಗಳ ಸಮಸ್ಯೆಗಳನ್ನ ಆಲಿಸ್ತಾ ಇದ್ದಾರೆ, ಇದ್ರ ಬಗ್ಗೆ ಏನ್ ಹೇಳ್ತೀರಮ್ಮ ನೀವು?
1: ಅದ್ರ ಬಗ್ಗೆ ಏನು ಹೇಳೋದೇನು ಇಲ್ಲ, ಎಲ್ಲ ಕೇಳಿದ್ರೆ ನೋಡಿದ್ರೆ ನಾವು ಕೇಳ್ತೀವಲ್ಲ ಹಂಗೆ ಮತ್ತೊಬ್ರು ಕೇಳಿದ್ರು ಸಂತೋಷನೇ.
0: ಹೌದು, ಯಾಕಂತಂದ್ರೆ ಒಂದು ಕರೆ ಮುಖಾಂತರ ಒಂದು ಊರಿಗೆ ಸೌಲಭ್ಯ ಆಗುತ್ತೆ ಅಂತಂದ್ರೆ ತುಂಬಾ ಖುಷಿಯ ವಿಚಾರ. ಈ ನಿಟ್ಟಿನಲ್ಲಿ ಜನಧ್ವನಿ ಸತತವಾಗಿ ಕಾರ್ಯನಿರ್ವಹಿಸುತ್ತೆ, ಇದ್ರ ಬಗ್ಗೆ ಏನ್ ಹೇಳ್ತೀರಾ?
1: ಅದು ಸಂತೋಷನೇ, ಹಂಗಾಗಿ ಇದನ್ನ ಕೇಳ್ಬೇಕು, ಮಾತಾಡ್ಬೇಕು, ನಾಲ್ಕು ಜನರ ಜೊತೆ ಸೇರ್ಬೇಕು, ಬೆರಿಬೇಕು ಅನ್ನೋ ತುಂಬಾ ಕುತೂಹಲ ಅವರೊಳಗಿತ್ತು.
0: ಅಮ್ಮ, ಈಗ ಅಂದ್ರೆ ಮೊದಲೇ ಹೇಳಿದ್ರಿ ನೀವು, ಇತ್ತೀಚಿನ ದಿನಗಳಲ್ಲಿ ಒಂದು ಸಾಮಾಜಿಕ ಮಾಧ್ಯಮ ಅನ್ನೋದು ಹೆಚ್ಚಾಗದ್ರಿಂದ ರೇಡಿಯೋ ಆಲಿಸುವಿಕೆ ಕಡಿಮೆ ಆಗ್ತಾ ಇದೆ ಅಂತ ಹೇಳಿದ್ರಿ, ಇದಕ್ಕೆ ನೀವೇ ಹೇಳ್ತೀರಾ ಅಮ್ಮ, ಈಗ ರೇಡಿಯೋ ಕೇಳೋದ್ರಿಂದ ನಿಮ್ಗೆ ಎಷ್ಟು ಉಪಯೋಗ ಆಗ್ತಾ ಇದೆ?
1: ನಮಗೆ ಖುಷಿನೇ, ಎಲ್ಲಾ ವಿಷಯ

0: ಏನೋ ಗೊತ್ತಿರುತ್ತಲ್ಲ, ಹಂಗಾಗಿ ಸುಮಾರು ಒಂದು 15 ದಿನ ಆಗೈತಿ, ಎಷ್ಟೊತ್ತು ಕೊಟ್ಟು ಕಳಿಸ್ತೀಯಾ ಅಂತ ನಮ್ಮ ಮಗಳಿಗೆ ಹೇಳಿ ಹಂಗೆ ಕೇಳ್ಬೇಕು ಅನ್ನೋ ಖುಷಿ ನನಗೈತಿ. ಎಲ್ಲ ಕೇಳ್ಬೇಕು, ಎಲ್ಲ ಓದೋದ್ಕಿನ್ನ ಎಲ್ಲ ನಾವು ಕುತ್ಕೊಂಡು ಒಂದು ಸ್ವಲ್ಪ ಹೊತ್ತು ಓದ್ಬೋದು, ಅದನ್ನು ಕೇಳ್ತಾ ಇದ್ರೆ ನಾವೇನು ಓದ್ತೀವೋ ಅದೆಲ್ಲ ಇರುತ್ತೆ. ರೇಡಿಯೋನೊಳಗೆ ಎಲ್ಲ ಕೇಳಿದ್ರೆ ಎಲ್ಲ ಇರುತ್ತೆ. ಹಂಗಾಗಿ ನಮಗೆ ರೇಡಿಯೋ ಅಂದರೆ ಇಷ್ಟನೇ. ಮನೇಲಿ ಒಂದಲ್ಲ ಎರಡು ಮಡಿ ಕಣವ್ರೆ, ಈ ಥರ ವರ ಗಂಟ ಅದನ್ನೇ ಕೊಡು.
1: ಅಂದ್ರೆ ರೇಡಿಯೋ ಕೇಳೋದು ಅಂದ್ರೆ ನಿಮಗೆ ತುಂಬಾ ಇಷ್ಟ, ಅದೊಂದು ಹವ್ಯಾಸ ತರ ರೀತಿ ಆಗ್ಬಿಟ್ಟಿದೆ. ಈ ನಿಟ್ಟಿನಲ್ಲಿ ಯಾವಾಗ್ಲೂ ಕೇಳ್ತಾ ಇದ್ರೆ ನಮ್ಮ ಒಂದು ಜ್ಞಾನ ಆಗಿರ್ಬೋದು, ಸುತ್ತಮುತ್ತಲ ವಿಚಾರಗಳಾಗಿರ್ಬೋದು, ಸಾಮಾಜಿಕ ಬಾಂಧವ್ಯ ಅನ್ನೋದು ಹೆಚ್ಚಾಗುತ್ತೆ ಅಂತ ಈ ನಿಟ್ಟಿನಲ್ಲಿ ಹೇಳ್ತಾ ಇದ್ರ. ತಯಾಗ್ ನಡ್ಸ್ಕೊಡ್ತೀವಿ ನಾವು.
0: ನೀವು ಚೆನ್ನಾಗಿ ನಡೆಸ್ತೀರಾ, ಚೆನ್ನಾಗಿದೆ, ವಾಯ್ಸು ಚೆನ್ನಾಗಿದೆ, ಮಾಹಿತಿನು ಚೆನ್ನಾಗೈತೆ ಅಲ್ಲ, ಹಂಗಾಗಿ ನನಗೂ ಖುಷಿ ಆಯ್ತು. ಅಂದ್ರೆ
1: ಹೇಗ ಅನ್ನಿಸ್ತು ಮಾತಾಡಿ?
0: ಖುಷಿ ಬದಲಾವಣೆ ಏನಸೋ ನಮ್ಗೆ ಇಷ್ಟ ಆಯ್ತು. ಅಂದ್ರೆ ನಮ್ಮ ವಾಯ್ಸು ನಿಮ್ಮ ವಾಯ್ಸು ಡಿಫ್ರೆನ್ಸ್ ಬರ್ತದಲ್ವಾ, ವ್ಯತ್ಯಾಸ ಇನ್ನೇನು ಇಲ್ಲ.

0: ಆರು ಗಂಟೆಗೆ ಸ್ಟಾರ್ಟ್ ಮಾಡ್ತೀನಿ, 30 ನಿಮಿಷ ಬೇಕು ಅಂತ ಆಫ್ ಮಾಡ್ತೀನಿ. 6:30 ಸ್ಟಾರ್ಟ್ ಮಾಡಿದ್ರೆ ಅದ್ರ ಪಾಡ್ಗ ಇರೋಳು ನಾನು ಒಬ್ಳೆ, ಏನ್ ಮಾಡೋದು ಇವಾಗ, ಅದ್ರ ಜೊತೆಲಿ ನಾನು ಇಬ್ರಿದ್ದೀವಿ ಅನ್ನಂಗೆ ಹಾಕೋದು.
1: ಮನೇಲಿ ಕೇಳ್ತಾ ಇದ್ರೆ ಅಂದ್ರೆ ಏನೋ ಒಂಥರ ಖುಷಿ ಅಲ್ವಾ?
0: ಖುಷಿ, ಮನ್ಸು ಬೇಜಾರು ಇರಲ್ಲ, ನಮ್ಮ ಪಾಠಕ್ಕೆ ನಮ್ಗೆ ಕೆಲಸ ಮಾಡ್ತಾ ಇರ್ಬೋದು, ಎಲ್ಲ ವಿಷಯನೂ ಅದ್ರೊಳಗೆ ಗೊತ್ತಾಯ್ತದಲ್ವಾ.
1: ಅತಿ ಹೆಚ್ಚು ಯಾವ್ದಾದ್ರು ಕಾರ್ಯಕ್ರಮ ಕೇಳೋದು ಇದೆಯಾ ನೀವು?
0: ಅತಿ ಹೆಚ್ಚು ಯಾವ್ದು ಇಲ್ಲಮ್ಮ, ರೇಡಿಯೋನೊಳಗೆ ಏನ್ ಬರುತ್ತೋ ಅದನ್ನೇ ಕೇಳೋದು, ಭಾವಗೀತೆಗಳು ಕೇಳ್ತೀನಿ, ಅದ್ರೊಳಗೆ ಏನ್ ಕೊಡ್ತಾರೋ ಅದನ್ನೆಲ್ಲ ಕೇಳ್ತೀನಿ, ಮಾತ್ರ ಯಾವ್ದು ಬಿಡೋಲ್ಲ. ಒಂದಾದ್ಮೇಲೆ ಯಾವಾಗ ಚಾರ್ಜ್ ಕಮ್ಮಿ ಆಯ್ತದೆ ಅವಾಗ್ಲೆ ಚಾರ್ಜ್ ಹಾಕೋದು, ಅಲ್ಲಿವರೆಗೂ ಅಂತ ಕೇಳ್ತಾನೆ ಇರ್ತೀನಿ.
1: ಒಟ್ಟಿನಲ್ಲಿ ತಿಳ್ಕೊಂಡು ಇತರರಿಗೂ ಹೇಳ್ತಿರ ವಿಷಯ
0: ಎಲ್ಲ ಬೈಯೋರು, ಪೇಪರ್ ಹಾಕಸ್ಕತಿಯ, ಆ ರೇಡಿಯೋ ಮಡಿಕತಿಯ, ಟಿವಿ ನೋ ಮಡಿಕತಿಯ ಅಂತ. ಅದ್ರೊಳಗ್ ಬರೋದು ಇದ್ರೊಳಗೆ ಇರುತ್ತೆ, ಇದ್ರೊಳಗೆ ಬರೋದು. ಇವಾಗ 24 ಗಂಟೆ ಟೈಮು ಟಿವಿ ಮುಂದೆ ಕುತ್ಕೊಂಡು ನಾವು ನ್ಯೂಸು ಅದು ಇದು ಎಲ್ಲ ನೋಡಕ್ಕೆ, ಒಂದು ಲೋಟ ಕಾಫಿ ಕುಟ್ಕೊಂಡು ಏನಾಯ್ತೋ ಪೇಪರ್ ಪೇಪರ್ಸ್ಟ್ ಓದ್ಬಿಟ್ಟು ಆಮೇಲೆ ರೇಡಿಯೋ ಹಾಕತೀವಿ ಹಂಗೆ.
1: ನಮ್ಮ ಜನಧ್ವನಿ ಕೇಳುಗರಿಗೆ ನೀವೇನ್ ಸಂದೇಶವನ್ನ ಹೇಳಕ್ ಇಷ್ಟಪಡ್ತೀರಾ ಈ ನಿಟ್ಟಿನಲ್ಲಿ?
0: ಎಲ್ಲ ನೀವು ಕೇಳಿದ್ರಲ್ಲ ಹಂಗೇನೆ, ಜನ ಎಲ್ಲ ಕೇಳಲಿ, ಎಲ್ಲ 4 ಜನಕ್ಕೆ ತಿಳುವಳಿಕೆ ಗೊತ್ತಾಗಲಿ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ.
1: ತುಂಬಾ ಖುಷಿ ಆಯ್ತು ಅಮ್ಮ ಇಷ್ಟೊತ್ತು ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಮ್ಮ ಜನಧ್ವನಿ ಕಾರ್ಯಕ್ರಮಗಳ ಅನಿಸಿಕೆ ಅಭಿಪ್ರಾಯವನ್ನ ನಮ್ ಜೊತೆ ಹಂಚಿಕೊಂಡಿದ್ದಕ್ಕೆ ನಮ್ಮ ಪರವಾಗಿ ಹಾಗೂ ಕಾರ್ಯಕ್ರಮದ ಪರವಾಗಿ ಧನ್ಯವಾದಗಳು.
0: ನಮಸ್ಕಾರ.

ಕೇಳುಗರೆ, ಕೇಳಿದ್ರಲ್ಲ ಎಷ್ಟೊತ್ತು ನಮ್ಮ ಜನಧ್ವನಿ ಬಲಶ್ರುತಿ ಕಾರ್ಯಕ್ರಮದಲ್ಲಿ ನಮ್ಮ ಜನಧ್ವನಿ ನಿರಂತರ ಕೇಳುಗರಾದ ಸರಗೂರು ತಾಲೂಕಿನ ಆಗತೂರು ಗ್ರಾಮದ ಶ್ರೀಮತಿ ಪಾರ್ವತಮ್ಮರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮವನ್ನು ಕೇಳ್ತಾ ಇದ್ರಿ. ಇಲ್ಲಿಗೆ ಈ ಒಂದು ಜನಧ್ವನಿ ಬಲಶ್ರುತಿ ಕಾರ್ಯಕ್ರಮದ ಅನಿಸಿಕೆ ಅಭಿಪ್ರಾಯ ಕಾರ್ಯಕ್ರಮಗಳನ್ನು ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಜನಧ್ವನಿ ಬಲಶ್ರುತಿ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗ್ತೀನಿ ಅಂತ ಹೇಳ್ತಾ ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಜನಧ್ವನಿ. ನಮಸ್ಕಾರ. 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ.

ಈ ಸಮಯ ಆನಂದಮಯ, ಏಕೆಂದ್ರೆ ನಮ್ಮ ಎಸ್ವಿವೈಎಂ ಸಿಬ್ಬಂದಿ ವರ್ಗದವರ ಹುಟ್ಟುಹಬ್ಬದ ಶುಭಾಶಯವನ್ನು ತಿಳಿಸುವಂತಹ ಸಮಯ. ಇಂದು ಎಸ್ವಿವೈಎಂ ಸಿಬ್ಬಂದಿ ವರ್ಗದವರಾದ ಬಸವರಾಜು ಎಂಆರ್ ಅವರು ತಮ್ಮ ಹುಟ್ಟುಹಬ್ಬದ ಸಂಭ್ರಮಾಚರಣೆಯಲ್ಲಿದ್ದಾರೆ. ಅವರಿಗೆ ಆ ದೇವರು ಸುಖ, ಶಾಂತಿ, ಆಯಸ್ಸು, ಆರೋಗ್ಯ, ನೆಮ್ಮದಿಯನ್ನು ಕರುಣಿಸಲಿ ಎಂದು ಆ ದೇವರಲ್ಲಿ ಪ್ರಾರ್ಥಿಸುತ್ತಾ ಅವರಿಗಾಗಿ ಸುಮಧುರ ಗೀತೆಯನ್ನು ಪ್ರಸ್ತುತ

0: ಸಮಯ ಆನಂದಮಯ, ಏಕೆಂದ್ರೆ ನಮ್ಮ ಜನತ್ವನಿ ಕೇಳುಗರ ಹುಟ್ಟುಹಬ್ಬದ ಶುಭಾಶಯವನ್ನು ತಿಳಿಸುವಂತಹ ಸಮಯ.
1: ಸಂತಸದ ಜನುಮ ದಿನ, ಆನಂದ ತುಂಬಲಿ ಸುದಿನ.
0: ಇಂದು ಎಚ್ಡಿಕೋಟೆ ತಾಲೂಕಿನ ಹೊಸಮಳ ಗ್ರಾಮದ ಪುಟಾಣಿ ಶಾನ್ವಿಕರವರು ತಮ್ಮ 8 ವರ್ಷದ ಹುಟ್ಟುಹಬ್ಬದ ಸಂಭ್ರಮಾಚರಣೆಯಲ್ಲಿದ್ದಾರೆ. ಅವರಿಗೆ ಶುಭ ಕೋರುವವರು ತಂದೆ ಸ್ವಾಮಿರವರು, ತಾಯಿ ಸುಮಾರವರು ಹಾಗೂ ತಾತ ಅಜ್ಜಿಯಾದ ಮುನಿಯಪ್ಪ, ಗೀತಾ ಹಾಗೂ ಪುಟ್ಟಮ್ಮರವರು, ಅತ್ತೆಯಾದ ಸುಮಾರವರು, ಮಾವ ಕಾರ್ತಿಕರವರು ಹಾಗೂ ಪುಟಾಣಿಗಳಾದ ಮನ್ವಿಕಾ ಜೀವನ್ ಹಾಗೂ ಕುಟುಂಬ ವರ್ಗದವರು.

ಇವರಿಗೆ ಆ ದೇವರು ಸುಖ ಶಾಂತಿ ಆಯಸ್ಸು ಆರೋಗ್ಯ ನೆಮ್ಮದಿಯನ್ನು ಕರುಣಿಸಲಿ ಎಂದು ಆ ದೇವರಲ್ಲಿ ಪ್ರಾರ್ಥಿಸುತ್ತಾ ಅವರಿಗಾಗಿ ಸುಮಧುರ ಗೀತೆಯನ್ನು ಪ್ರಸ್ತುತಪಡಿಸಲಿದ್ದೇವೆ.

ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ರೇಡಿಯೋ ಗೆಳತಿ ಪ್ರೀತಿ. ಕೇಳುಗರೆ ಬೆಳೆ ಬೆಲೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರೆ, ಇದು ನಿನ್ನೆಯ ಮಾರುಕಟ್ಟೆ ಬೆಲೆ. ಬೀನೀಸ್ 30 ರೂಪಾಯಿ, ಪೆನ್ಸಿಲ್ ಬೀನೀಸ್ 50 ರೂಪಾಯಿ, ಮೆಣಸಿನಕಾಯಿ 20 ರೂಪಾಯಿ, ಸೌತೆಕಾಯಿ 22 ರೂಪಾಯಿ, ಎಂಸಿ 6 ರೂಪಾಯಿ, ಸುನಾಮಿ 80 ರೂಪಾಯಿ, ಎಳಬನ 6 ರೂಪಾಯಿ, ಗುಂಡು ಬದನೆಕಾಯಿ 18 ರೂಪಾಯಿ, ಕುಂಬಳಕಾಯಿ 6 ರೂಪಾಯಿ, ಹೀರೆಕಾಯಿ 28 ರೂಪಾಯಿ, ಪಡವಲಕಾಯಿ 16 ರೂಪಾಯಿ, ತೊಂಡೆಕಾಯಿ 35 ರೂಪಾಯಿ, ಹಾಗಲಕಾಯಿ 35 ರೂಪಾಯಿ, ಕಾಲಿಫ್ಲವರ್ 20 ರೂಪಾಯಿ, ಪೈರ್ 30 ರೂಪಾಯಿ, ದಪ್ಪ ಮೆಣಸಿನಕಾಯಿ 72 ರೂಪಾಯಿ, ಸೋರೆಕಾಯಿ 10 ರೂಪಾಯಿ, ಬದನೆಕಾಯಿ 18 ರೂಪಾಯಿ, ಕೋಸು 19 ರೂಪಾಯಿ, ಸೀಮೆ ಬದನೆಕಾಯಿ 22 ರೂಪಾಯಿ, ಬೆಂಡೆಕಾಯಿ 14 ರೂಪಾಯಿ, ಟೊಮೊಟೊ 15 ರೂಪಾಯಿ. ಕೇಳುಗರೇ, ಕೇಳಿದರಲ್ಲ ಕೃಷಿ ಉತ್ಪನ್ನ ಹಾಗೂ ತರಕಾರಿ ಮಾರುಕಟ್ಟೆ ಬೆಲೆಯನ್ನ. ಇಲ್ಲಿಗೆ ಬೆಳೆ ಬೆಲೆ ಕಾರ್ಯಕ್ರಮವನ್ನ ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಬೆಳೆ ಬೆಲೆ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೂ ಕೇಳ್ತಾರೆ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಜನಧ್ವನಿ. ನಮಸ್ಕಾರ.

ಸಾರ್ವಜನಿಕರಿಗೊಂದು ಪ್ರಕಟಣೆ. ದಿನಾಂಕ 18/7/2026 ಶನಿವಾರದಂದು ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯಲ್ಲಿ ಲಭ್ಯವಿರುವ ವೈದ್ಯರ ವಿವರ ಹೀಗಿದೆ. ಡಾಕ್ಟರ್ ನರೇಂದ್ರ ರಾಮಕೃಷ್ಣರವರು ಕಣ್ಣಿನ ತಪಾಸಣಾ ತಜ್ಞರು. ಡಾಕ್ಟರ್ ನಾಗೇಶ್ ಅವರು ಸಾಮಾನ್ಯ ರೋಗ ತಜ್ಞರು. ಡಾಕ್ಟರ್ ನಿಸರ್ಗರವರು ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞರು. ಡಾಕ್ಟರ್ ಸುಷ್ಮಾರವರು ಮಕ್ಕಳ ತಜ್ಞರು. ಡಾಕ್ಟರ್ ವೈಷ್ಣವಿರವರು ಆಯುರ್ವೇದ ತಜ್ಞರು. ಡಾಕ್ಟರ್ ವಿದ್ಯಾಶೀರವರು ದಂತ ಚಿಕಿತ್ಸಾ ತಜ್ಞರು. ಡಾಕ್ಟರ್ ಅಯ್ಯನರಾಜ್ರವರು ಫಿಜಿಯೋಥೆರಪಿಸ್ಟ್ ಅವರು. ಡಾಕ್ಟರ್ ರಾಜುರವರು ವಾಕ್ ಭಾಷಾ ಶ್ರವಣ ತಜ್ಞರು. ಈ ಎಲ್ಲ ವೈದ್ಯರ ಸೌಲಭ್ಯ ಲಭ್ಯವಿರುತ್ತದೆ ಹಾಗೂ ದಿನದಲ್ಲಿ 24 ಗಂಟೆಗಳ ತುರ್ತು ಚಿಕಿತ್ಸೆ ಸೌಲಭ್ಯ ಲಭ್ಯವಿರುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಹಂಚಿಪುರ ರಸ್ತೆ, ಸರಗೂರು. ದೂರವಾಣಿ ಸಂಖ್ಯೆ 9686663318. ಮತ್ತೊಮ್ಮೆ ದೂರವಾಣಿ ಸಂಖ್ಯೆ 9686663318. ಧನ್ಯವಾದಗಳು.

0: ರೀ, ಕೆಲಸದಿಂದ ಬರ್ಬೇಕಾದ್ರೆ ಸಂತೆಯಲ್ಲಿ ತರಕಾರಿ ತಗೊಂಡ್ ಬನ್ನಿ.
1: ಹ್ಞೂ ಕಣೆ, ಆಯ್ತು ತರ್ತೀನಿ.
0: ಹೂ ಅನ್ಕೊಂಡು ಹಾಗೆ ಹೋಗ್ತಾ ಇದ್ದೀರಾ?
1: ಮತ್ತಿನ್ನೇನ್ ಮಾಡ್ಲೆ?
0: ಬ್ಯಾಗ್ ಕೊಡ್ತೀನಿ ಇರಿ.
1: ಬ್ಯಾಗ್ ಒಂದ್ಸರಿ ಯಾಕೆ ಬಿಡು, ಅಲ್ಲೇ ಪ್ಲಾಸ್ಟಿಕ್ ಕವರ್ ಕೊಡ್ತಾರೆ.
0: ಅಲ್ರಿ, ನಾವು ನಿನ್ನೆ ತಾನೆ ಪರಿಸರ ದಿನಾಚರಣೆ ಕಾರ್ಯಕ್ರಮಕ್ಕೆ ಹೋಗಿದ್ವಿ ತಾನೆ?
1: ಹಾ, ಹೋಗಿದ್ದು.
0: ಅಲ್ಲಿ ಪ್ಲಾಸ್ಟಿಕ್ ಬಳಕೆಯಿಂದ ಎಷ್ಟು ತೊಂದರೆ ಆಗುತ್ತೆ ಅಂತ ಹೇಳಿದ್ರಲ್ವಾ?
1: ಹಾ ಹೇಳಿದ್ರು.
0: ಮತ್ತೆ ಅದೇ ತಪ್ಪು ಮಾಡಿದ್ರೆ ಹೆಂಗೆ?
1: ಹೌದು ಕಣೆ, ಕ್ಷಮಿಸ್ಬಿಡು, ಎಲ್ಲ ಅಭ್ಯಾಸ ಬಲ.
0: ಹೌದೌದು, ಎಲ್ಲ ಅಭ್ಯಾಸ ಬಲನೇ. ಇವತ್ತಿನ

0: ಅಲ್ಲಾದ್ರೂ ಮನೆಯಿಂದ ಬಟ್ಟೆ ಬ್ಯಾಗ್ ತಗೊಂಡು ಹೋಗೋದನ್ನ ಅಭ್ಯಾಸ ಮಾಡ್ಕೊಳ್ಳಿ.
1: ಸರಿ ಕಣೆ, ಆಯ್ತು. ಇವತ್ತಿಂದ ಎಲ್ಲರೂ ಬಟ್ಟೆ ಬ್ಯಾಗ್ ಅನ್ನೇ ಬಳಸೋಣ.
2: ಪ್ಲಾಸ್ಟಿಕ್ ಒಂದು ಕೊಳೆಯದೇ ಇರುವಂತಹ ವಸ್ತು. ಇದು ನಮ್ಮ ದೇಹ ಸೇರಿದ್ರೆ ಕ್ಯಾನ್ಸರ್ನಂತಹ ಕಾಯಿಲೆಗಳು ಬರುತ್ತೆ. ಆಹಾರ ತ್ಯಾಜ್ಯದಲ್ಲಿ ಪ್ಲಾಸ್ಟಿಕ್ ಇದ್ರೆ ಪ್ರಾಣಿ ಪಕ್ಷಿಗಳು ಇದನ್ನು ತಿನ್ನುವ ಸಾಧ್ಯತೆ ಇರುತ್ತೆ. ಆದ್ರಿಂದ ಪ್ಲಾಸ್ಟಿಕ್ ಅನ್ನು ನಿಷೇಧಿಸೋಣ. ಪರಿಸರ ಸ್ನೇಹಿ ಬಟ್ಟೆ ಬ್ಯಾಗ್, ಪೇಪರ್ ಬ್ಯಾಗ್ಗಳನ್ನು ಬಳಸೋಣ. ಇದು ಸಾರ್ವಜನಿಕ ಹಿತಾಸಕ್ತಿಗಾಗಿ ಜನಧ್ವನಿಯ ಕಳಕಳಿ.
3: ನಮ್ಮ ಜನಧ್ವನಿಯಿಂದ ಇನ್ನು ಮುಂದೆ ಗ್ರಹಗಳತ್ತ ಹರಿದ ಚಿತ್ತ ಮಂಗಳ ಎಂಬ ವಿಷಯದ ಕುರಿತು ಕುಮಾರಿ ಸ್ಫೂರ್ತಿರವರು ನಡೆಸಿಕೊಡುವ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮ ಪ್ರಸಾರವಾಗಲಿದೆ.
4: ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನಲಿ ಗೆಳತಿ ಸ್ಫೂರ್ತಿ ಸರಗೂರು. ಕೇಳುಗರ, ವಿಜ್ಞಾನ ವಿಸ್ಮಯ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರ, ಇವತ್ತಿನ ನಮ್ಮ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಗ್ರಹಗಳತ್ತ ಹರಿದ ಚಿತ್ತ ಮಂಗಳ ಗ್ರಹ ಎಂಬ ವಿಷಯದ ಬಗ್ಗೆ ಮಾಹಿತಿಯನ್ನ ತಿಳಿಯೋಣ. ಮಂಗಳ ಗ್ರಹವು ಸೂರ್ಯನಿಂದ ನಾಲ್ಕನೆಯ ಗ್ರಹವಾಗಿ ಸುಮಾರು 238 ಮಿಲಿಯನ್ ಕಿಲೋಮೀಟರ್ ದೂರದಲ್ಲಿದೆ. ಸುಮಾರು ಭೂಮಿಯಷ್ಟೇ ಗಾತ್ರದ ಮಂಗಳ ಗ್ರಹದ ವ್ಯಾಸವು 6,742 ಕಿಲೋಮೀಟರ್ ದೂರಗಳಿದ್ದು ಅದು ಸೌರವ್ಯೂಹದಲ್ಲಿನ ಎರಡನೆಯ ಅತಿ ಚಿಕ್ಕ ಗ್ರಹವಾಗಿದೆ. ಒಂದು ಮಂಗಳ ವರ್ಷ ಅಂದರೆ ಅದು ಸೂರ್ಯನ ಸುತ್ತಲೂ ಒಮ್ಮೆ ಪರಿಭ್ರಮಿಸಲು ತೆಗೆದುಕೊಳ್ಳುವ ಸಮಯ 687 ಭೂದಿನಗಳು. ಆದರೆ ತನ್ನ ಅಕ್ಷದ ಸುತ್ತ ಭ್ರಮಿಸಲು ಅದಕ್ಕೆ 24 ಗಂಟೆ 37 ನಿಮಿಷಗಳು ಸಾಕು. ಅಂದರೆ ಅದು ಮಂಗಳ ದಿನ ಸುಮಾರು ಭೂ ದಿನದಷ್ಟೇ ಇರುತ್ತದೆ ಎನ್ನಬಹುದು. ಭೂಮಿಯಂತೆ ಇಲ್ಲೂ ಕೂಡ ಋತುಗಳಿರುತ್ತವೆ. 95.9% ಕಾರ್ಬನ್ ಡೈಆಕ್ಸೈಡ್ ಮತ್ತು 2.7% ನೈಟ್ರೋಜನ್ ಇರುವ ಅತ್ಯಂತ ವಿರಳವಾದ ವಾತಾವರಣದಿಂದಾಗಿ ಮಂಗಳ ಗ್ರಹವು ಸೂರ್ಯನ ಶಾಖವನ್ನು ಹಿಡಿಯಲಾರದು. ಆದ್ದರಿಂದಾಗಿಯೇ ಮಂಗಳ ಗ್ರಹದಲ್ಲಿ ಬೇಸಿಗೆಯಲ್ಲಿನ ಉಷ್ಣತೆ 20 ಡಿಗ್ರಿ ಸೆಲ್ಸಿಯಸ್ ಇದ್ದರೆ ಚಳಿಗಾಲದಲ್ಲಿ ಅದರ ಉಷ್ಣತೆ 100 ಡಿಗ್ರಿ ಸೆಲ್ಸಿಯಸ್ ಇರುತ್ತದೆ. ಸೌರವ್ಯೂಹದಲ್ಲಿನ ಅತಿ ಎತ್ತರದ ಪರ್ವತವಿರುವ ಮಂಗಳ ಗ್ರಹದಲ್ಲಿ ಸೌರವ್ಯೂಹದಲ್ಲಿ ಅತಿ ಧೂಳಿನ ಬೃಹತ್ ಬಿರುಗಾಳಿಗಳು ಸಂಭವಿಸುತ್ತವೆ. ಮಂಗಳ ಗ್ರಹದಲ್ಲಿನ ಸೂರ್ಯನ ಗಾತ್ರ ಭೂಮಿಯ ಮೇಲೆ ಕಾಣುವುದರ 1/4 ಎಂಬುದು ಸೂಚಕದ ಸಂಗತಿಯಾಗಿದೆ. ಅದರ ಮೇಲ್ಮೈ ಕಣಿವೆಗಳು, ಅಗ್ನಿಪರ್ವತಗಳು, ಒಣಗಿದ ಸರೋವರದ ಹಾಸುಗಳು, ಹಳ್ಳಗಳಿಂದ ಕೂಡಿದ ಬಂಡೆಗಳಿಂದ ಆವೃತವಾಗಿದೆ. ಭೂಮಿಯಂತೆ ಮಂಗಳ ಗ್ರಹದಲ್ಲೂ ಮೋಡಗಳು ಹಾಗೂ ಧೂಳು ಕಣಗಳು ಕಂಡುಬರುತ್ತವೆ. ಕೆಲವು ವೇಳೆ ಗಾಳಿಯಿಂದಾಗಿ ಕೆಂಪು ಧೂಳು ಬಿರುಗಾಳಿಯೊಂದಿಗೆ ಸೇರುತ್ತದೆ. ಕಬ್ಬಿಣದ ಡಯಾಕ್ಸೈಡ್ನಿಂದ ಪೂರಿತವಾದ ಮಣ್ಣು, ಶಿಲೆಗಳು ಹಾಗೂ ಧೂಳಿನಿಂದ ಕೂಡಿದ ಮಂಗಳ ಗ್ರಹವು ಇದೇ ಕಾರಣದಿಂದಾಗಿಯೇ ಕೆಂಪು ಬಣ್ಣದ ಛಾಯೆ ಹೊಂದಿದೆ. ಆದ್ದರಿಂದಲೇ ಇದನ್ನು ಕೆಂಪು ಗ್ರಹ ಎಂದು ಗುರುತಿಸುತ್ತಾರೆ. ಮಂಗಳ ಗ್ರಹದ ಸುತ್ತಲೂ ಸುತ್ತುವ ಡೈಮೋಸ್ ಹಾಗೂ ಫೋಬೋಸ್ ಎಂಬ ಉಪಗ್ರಹಗಳಿವೆ. ಅವು ಮಂಗಳ ಗ್ರಹದ ಕ್ಷುದ್ರ ಗ್ರಹಗಳಿರಬಹುದು ಎನ್ನುತ್ತಾರೆ. ಮಂಗಳ ಗ್ರಹದ ಸುತ್ತ ಯಾವುದೇ ಉಂಗುರ ರಚನೆಗಳು ಕಂಡುಬರುವುದಿಲ್ಲ. ಗಟ್ಟಿಯಾದ ಶಿಲೆಗಳಿಂದ ಕೂಡಿದ ಮಂಗಳ ಗ್ರಹದ ಮೇಲ್ಮೈ ಲಕ್ಷಣಗಳು ಅಲ್ಲಿನ ಜ್ವಾಲಾಮುಖಿಗಳು, ಆಘಾತಗಳು, ಬಿರುಗಾಳಿಗಳು, ರಾಸಾಯನಿಕ ಕ್ರಿಯೆಗಳು ಇತ್ಯಾದಿಗಳಿಂದ ಬದಲಾಗಿದೆ. ಬೋರಿಯಾಸಿಸ್ ಬೋಗುಣೆ ಎನ್ನುವ ಮಂಗಳ ಗ್ರಹದ ಅಳ್ಳ ಸುಮಾರು 8,480 ಕಿಲೋಮೀಟರ್ ಉದ್ದವಿದ್ದು ಈ ಗ್ರಹದ 40% ಮೇಲ್ಮೈಯನ್ನು ಆಕ್ರಮಿಸಿದೆ. ಮ್ಯಾರಿನರಸಿ ಎಂಬ ಕಣಿವೆ ಸೌರವ್ಯೂಹದಲ್ಲಿ ಅತಿ ದೊಡ್ಡ ಕಣಿವೆಯಾಗಿದೆ. 1,000 ಕಿಲೋಮೀಟರ್ಗಳಷ್ಟು ಉದ್ದಕ್ಕೆ ಚಾಚಿರುವ ಈ ಕಣಿವೆಯ ಆಳ 6.4 ಕಿಲೋಮೀಟರ್. ಒಲಿಂಪಸ್ ಮಾಸ್ ಎನ್ನುವುದು ಸೌರವ್ಯೂಹದ ಅತಿ ದೊಡ್ಡ ಜ್ವಾಲಾಮುಖಿಯಾಗಿದ್ದು ಎವರೆಸ್ಟ್ ಪರ್ವತದ 3 ಪಟ್ಟು ಹೆಚ್ಚು ಎತ್ತರವಾಗಿದೆ. ಮಂಗಳ ಗ್ರಹದಲ್ಲಿ ಬಿಲಿಯನ್ ಗಟ್ಟಲೆ ವರ್ಷಗಳಷ್ಟು ಹಿಂದೆ ನೀರಿನ ಮೂಲಗಳು ಇರಬಹುದು. ಅಲ್ಲಿನ ಪುರಾತನ ನದಿ ಕಣಿವೆಗಳ ಜಾಲ, ಒಣಗಿದ ಕೊಳಗಳ ತೀರಗಳು, ನದಿ ಮುಖಜ ಭೂಮಿ, ಅಲ್ಲದೆ ಅಲ್ಲಿನ ಮೇಲ್ಮೈ ಮೇಲೆ ಕಂಡುಬರುವ ಶಿಲೆಗಳು ಹಾಗೂ ಖನಿಜಗಳು ರೂಪುಗೊಳ್ಳಬೇಕಾದರೆ ಮಂಗಳ ಗ್ರಹದ ಮೇಲೆ ನೀರು ಇದ್ದಿರಲೇಬೇಕು. ಈಗ ಮಂಗಳ ಗ್ರಹದ ಧ್ರುವ ಪ್ರದೇಶದಲ್ಲಿ ಮಂಜುಗಡ್ಡೆಯ ರೂಪದಲ್ಲಿ ನೀರು ಕಂಡುಬರುತ್ತದೆ.
3: ಮಂಗಳ

ಗ್ರಹ ಅತ್ಯಂತ ಕುತೂಹಲ ಕೆರಳಿಸುವ ಗ್ರಹವಾಗಿದೆ. 20ನೆಯ ಶತಮಾನದ ಅರ್ಧದಲ್ಲಿ ಮಂಗಳ ಗ್ರಹದ ಅಧ್ಯಯನಕ್ಕಾಗಿ ಅನೇಕ ರಾಷ್ಟ್ರಗಳು ಬಾಹ್ಯಾಕಾಶ ನೌಕೆಗಳನ್ನು ಮಂಗಳ ಗ್ರಹದತ್ತ ಉಡಾವಣೆ ಮಾಡಿ, ಆದರೆ ಅವುಗಳಲ್ಲಿ ನಾಸಾ, ಇಸ್ರೋ, ಸೋವಿಯತ್ ಯೂನಿಯನ್ ಸ್ಪೇಸ್ ಪ್ರೋಗ್ರಾಂ ಹಾಗೂ ದಿ ಯುರೋಪಿಯನ್ ಸ್ಪೇಸ್ ಏಜೆನ್ಸಿಗಳು ಯಶಸ್ವಿಯಾಗಿ ಮಂಗಳ ಗ್ರಹ ತಲುಪಿ ಅವುಗಳಿಂದ ಅತ್ಯುತ್ತಮ ಮಾಹಿತಿ ಕೂಡ ಲಭ್ಯವಾಗಿವೆ. ಆದರೆ ಮಂಗಳ ಗ್ರಹದಲ್ಲಿ ಬಹಳ ಹಿಂದೆ ಅಪಾರವಾದ ನೀರಿನ ಮೂಲಗಳು ಲಭ್ಯವಿದ್ದು, ಆಗ ಜೀವ ವೈವಿಧ್ಯತೆಯು ಕೂಡ ಇದ್ದವೇನು ಎಂದು ವಿಜ್ಞಾನಿಗಳು ಊಹಿಸಿದ್ದಾರೆ. ಆದರೆ ಈಗ ಮಾತ್ರ ಮಂಗಳ ಗ್ರಹದ ವಾತಾವರಣವಾಗಲಿ ಅದರ ಮೇಲ್ಮೈ ರಚನೆಯಾಗಲಿ ಜೀವಿಗಳ ಅಸ್ತಿತ್ವಕ್ಕೆ ಅನುಕೂಲಕರವಲ್ಲ. 2013 ನವೆಂಬರ್ 5 ಭಾರತದ ಎಂಎಯ ಇಸ್ರೋ ಸಂಸ್ಥೆ ಯಶಸ್ವಿಯಾಗಿ ಉಡಾವಣೆ ಮಾಡಿದ ಬಾಹ್ಯಾಕಾಶ ಸಂಶೋಧಕ ಮಂಗಳಯಾನ ಭಾರತದ ಬಾಹ್ಯಾಕಾಶ ಯೋಜನೆಗಳಲ್ಲಿ ಮಹತ್ತರವಾದುದು. 2014 ಮಂಗಳಯಾನ ಬಾಹ್ಯಾಕಾಶ ಸಂಶೋಧಕವನ್ನು ಯಶಸ್ವಿಯಾಗಿ ಮಂಗಳ ಗ್ರಹದ ಸುತ್ತ ಪಥದಲ್ಲಿರಿಸಿದ ನಂತರ ಈ ಬಾಹ್ಯಾಕಾಶ ಸಂಶೋಧಕ ಭಾರತದ ಮೊಟ್ಟಮೊದಲ ಅಂತರಗ್ರಹ ಬಾಹ್ಯಾಕಾಶ ಯೋಜನೆಯಾಗಿದ್ದು ಹೆಮ್ಮೆಯ ಸಾಧನೆಯಾಗಿದೆ. ಮೊದಲ ಯತ್ನದಲ್ಲಿ ಯಶಸ್ಸು ಗಳಿಸಿದ ಹಿರಿಯ ಗರಿಮೆ ಕೂಡ ಇದಾಗಿದೆ. ಈ ಯೋಜನೆ ಭಾರತದ ಬಾಹ್ಯಾಕಾಶ ಸಂಶೋಧನೆಯಲ್ಲಿ ಕಿರೀಟ ಪ್ರಾಯವಾಗಿದ್ದು, ಜಾಗತಿಕ ಮಟ್ಟದಲ್ಲಿ ಇಸ್ರೋ ಸಂಸ್ಥೆ ಹಾಗೂ ಭಾರತಕ್ಕೆ ವಿಶಿಷ್ಟ ಸ್ಥಾನ ದೊರಕಿದೆ. 2014 ಸತತವಾಗಿ ಮಂಗಳ ಗ್ರಹದ ಸುತ್ತ ಸುತ್ತುತ್ತಿರುವ ಮಂಗಳಯಾನ ನೌಕೆ ಸಂಪೂರ್ಣವಾಗಿ ಸ್ವದೇಶಿ ನಿರ್ಮಿತವಾದದ್ದು. ಅತ್ಯಂತ ಕಡಿಮೆ ವೆಚ್ಚದಲ್ಲಿ ಯಶಸ್ವಿಯಾಗಿ ನಿರ್ಮಿಸಿದ ಇದುವರೆಗೂ ಮಂಗಳ ಗ್ರಹದ ನೂರಾರು ವಿಶಿಷ್ಟ ಚಿತ್ರಗಳನ್ನು ಮಾಹಿತಿಯನ್ನು ನೀಡುತ್ತಿದೆ. ಈ ಯೋಜನೆ ಏಷ್ಯಾದಲ್ಲಿ ಮಂಗಳ ಗ್ರಹದತ್ತ ಹಾರಿದ ಮೊಟ್ಟ ಮೊದಲ ಸಾಧನೆ ಎಂಬ ಗರಿಮೆಗೆ ಒಳಗಾಯಿತು. ಕೇಳುಗರೆ, ಕೇಳಿದ್ರಲ್ಲ ಇಷ್ಟೊತ್ತು ನಮ್ಮ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಗ್ರಹಗಳತ್ತ ಹರಿದ ಚಿತ್ತ ಮಂಗಳ ಗ್ರಹ ಎಂಬ ವಿಷಯದ ಬಗ್ಗೆ ಮಾಹಿತಿಯನ್ನ ಕೇಳ್ತಾ ಇದ್ರಿ. ಇಲ್ಲಿಗೆ ಇವತ್ತಿನ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ ಅಂತ ಹೇಳ್ತಾ ಅಲ್ಲಿಯವರೆಗೆ

0: ಬುಕರಿ ಇದುವರೆಗೂ ಗ್ರಹಗಳತ್ತ ಹರಿದ ಚಿತ್ತ ಮಂಗಳ ಎಂಬ ವಿಷಯದ ಕುರಿತು ಕುಮಾರಿ ಸ್ಫೂರ್ತಿರವರು ನಡೆಸಿಕೊಟ್ಟ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮವನ್ನು ಕೇಳಿದಿರಿ.
1: ಮನುಷ್ಯ ಸಂಬಂಧಗಳನ್ನು ಬೆಳಕಿಗೆ ತರಲು ಹವಣಿಸಿದ ವಚನ ಸಾಹಿತ್ಯ.
2: ವಚನ ಮತ್ತು ವಚನಕಾರರ ವೈಚಾರಿಕ ಚಿಂತನೆಗಳು ಎಂದೆಂದಿಗೂ ಸಮಕಾಲೀನವಾಗಿ ನೆಲೆ ನಿಲ್ಲುತ್ತವೆ.
1: ಇವು ಧಾರ್ಮಿಕ ಚಳುವಳಿಗಳ ಒಂದು ಉಪ ಉತ್ಪನ್ನವಾಗಿ ರಚನೆಯಾಗಿವೆ.
2: ಇಂತಹ ವಚನಗಳ ಬಗ್ಗೆ ತಿಳಿಸುವ ಕಾರ್ಯಕ್ರಮವನ್ನು ಆಲಿಸುವುದರ ಜೊತೆಗೆ ಆಚರಿಸಿ ಅಳವಡಿಸಿಕೊಳ್ಳುವ ಕಾರ್ಯಕ್ರಮವೇ ವಚನ ವೈಭವ.
1: ಈ ಕಾರ್ಯಕ್ರಮದ ಪ್ರಸ್ತುತಿ ರಮಣಶ್ರೀ ಉತ್ತೇಜನ ಪ್ರಶಸ್ತಿ ಪುರಸ್ಕೃತರು ಹಾಗೂ ಶೃಂಗೇರಿ ಶಂಕರ ಮಠದ ಸಮಾಜಶ್ರೀ ಪ್ರಶಸ್ತಿ ಪುರಸ್ಕೃತರಾದ ನಂಜನಗೂಡಿನ ಯೋಗ ಮಹಾಮನೆಯ ಪ್ರಧಾನ ಶಿಕ್ಷಕರು ಹಾಗೂ ಸಾವಿರಾರು ವಚನಗಳು ಕಂಠಸ್ಥಗೊಂಡಿರುವ ಶ್ರೀಯುತ ಪ್ರಕಾಶ್ ಜಿ ಉಡಿಗಾಲರವರು.
2: ತಪ್ಪದೇ ಕೇಳಿ ಪ್ರತಿ ಭಾನುವಾರ ಬೆಳಿಗ್ಗೆ 7:45 ಹಾಗೂ ಮರುಪ್ರಸಾರ ಪ್ರತಿ ಮಂಗಳವಾರ ಸಂಜೆ 6:00.
1: ಮರೆಯದೇ ಕೇಳಿ ನಿಮ್ಮ ನೆಚ್ಚಿನ ಜನಧ್ವನಿ ಬಾನುಲಿ ಕೇಂದ್ರದಲ್ಲಿ.
0: ನಮ್ಮ ನಿಲಯದಿಂದ ಇನ್ನು ಮುಂದೆ ಭಗವದ್ಗೀತೆಯ ಶ್ಲೋಕದ ಅರ್ಥ ಹಾಗೂ ಮುತ್ತುರಾಮನ ಪದ್ಯದ ಕುರಿತು ಚಿಕ್ಕಮಗಳೂರಿನ ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ ಅವರು ನಡೆಸಿಕೊಡುವ ಗೀತಸುನಾದ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಕೇಳಿ ಬರೋಣ.
3: ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು?
4: ಜೀವನದಲ್ಲಿ ಸಮಚಿತ್ತತೆಯನ್ನು ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ?
3: ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ?
4: ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನ ನೀಡುತ್ತದೆ.
3: ಬನ್ನಿ ಈ ಗೀತೆಯ ಸಾರವನ್ನು ತಿಳಿಯೋಣ.
4: ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ರವರ ಧ್ವನಿಯಲ್ಲಿ ಗೀತಸುನಾದ ಕಾರ್ಯಕ್ರಮ.
3: ತಪ್ಪದೆ ಕೇಳಿ ಪ್ರತಿದಿನ ಬೆಳಗ್ಗೆ 8:35.
4: ಮರುಪ್ರಸಾರ ಸಂಜೆ 6:30.

ಜನಧ್ವನಿಯ ಸಮಸ್ತ ಶ್ರೀಕೃಷ್ಣನ ಭಕ್ತರಿಗೆ ನಮಸ್ಕಾರಗಳು. ಗೀತಾಸುನಾದದ ಇಂದಿನ ಕಾರ್ಯಕ್ರಮದಲ್ಲಿ ನಾವು 8ನೇ ಅಧ್ಯಾಯವಾಗಿರುವ ಅಕ್ಷರ ಪರಬ್ರಹ್ಮ ಯೋಗದ 5ನೆಯ ಶ್ಲೋಕದ ಬಗ್ಗೆ ತಿಳಿದುಕೊಳ್ಳೋಣ. ಆ ಶ್ಲೋಕ ಇಂತಿದೆ.

ಮರಣ ಕಾಲದಲ್ಲಿ ಯಾರು ನನ್ನನ್ನು ಸ್ಮರಣೆ ಮಾಡುತ್ತಾ ದೇಹವನ್ನು ಬಿಡುವತ್ತಾರೋ ಅವನು ನನ್ನ ಸ್ವಭಾವವನ್ನು ಹೊಂದುತ್ತಾನೆ, ಇದರಲ್ಲಿ ಯಾವುದೇ ಸಂಶಯ ಬೇಡ ಎಂಬ ಮಾತನ್ನ ಇಲ್ಲಿ ಕೃಷ್ಣ ತಿಳಿಸ್ತಾ ಇದ್ದಾನೆ. ಎಂಥ ಅಪರೂಪದ ಮತ್ತು ಒಂದು ಗುಣಾತ್ಮಕವಾದಂತಹ ಮಾತು ನೋಡಿ. ನಾವು ಮರಣ ಸಮಯದಲ್ಲಿ ಅಯ್ಯೋ ನಾನು ಇಲ್ಲಿಂದ ಜೀವ ಬಿಡ್ತಾ ಇದ್ದೀನಲ್ಲ ಅನ್ನುವಂಥ ಕೊರಗು ಹಲವಾರು ಮಂದಿಗಿರುತ್ತೆ. ಆಸ್ಪತ್ರೆಯಲ್ಲಿ ಇನ್ನೇನು ನಾನು ನನ್ನ ಜೀವಿತಾವಧಿಯ ಕೊನೆಯ ಸಮಯಕ್ಕೆ ಬಂದ್ಬಿಟ್ನ ಅನ್ನುವಂಥ ಒಂದು ಯೋಚನೆ ಕೂಡ ಹಲವಾರು ಮಂದಿಯಲ್ಲಿರುತ್ತೆ. ನಾನು ಈ ಒಂದು ಬದುಕನ್ನ, ನನ್ನ ಕಟ್ಟಿರುವಂಥ ಮನೆಯನ್ನ, ನಾನು ಗಳಿಸಿರುವಂಥ ಚಿನ್ನವನ್ನ ಇದನ್ನೆಲ್ಲ ಬಿಡೋಲ್ಲ, ಬಿಟ್ಟು ಹೋಗಲ್ಲ ಅಂತ ಹೇಳಿ ಕೂಡ ಹಲವಾರು ಮಂದಿ ವ್ಯಥೆ ಪಡ್ತಾ ಇರ್ತಾರೆ. ಆದರೆ ಭಗವಂತ ಮಾತ್ರ ನೀನು ಮರಣ ಸಮಯದಲ್ಲಿ ಹೇಗಿರಬೇಕು ಅನ್ನುವಂಥ ಒಂದು ಅನನ್ಯ ಸೂತ್ರವನ್ನ ತಿಳಿಸ್ತಾ ಇದ್ದಾನೆ. ಬದುಕಿರುವಾಗ ಯಾರು ಯಾವಾಗಲೂ ತಮ್ಮ ಚಿತ್ತವನ್ನ ಭಗವಂತನ ಕಡೆಗೆ ಹಾಕಿರ್ತಾರೋ ಅವರು ಅಂತ್ಯಕಾಲದಲ್ಲಿಯೂ ಕೂಡ ಭಗವಂತನನ್ನೇ ಚಿಂತಿಸ್ತಾರೆ, ಇದರಲ್ಲಿ ಸಂದೇಹ ಬೇಡ. ಆದರೆ ನಾವು ಜೀವಂತ ಇರುವಾಗ ಆ ಭಗವಂತನನ್ನ ಆಲೋಚನೆಯೇ ಮಾಡಲ್ಲ. ದುಡ್ಡು ಹೇಗೆ ಮಾಡೋದು, ಆಸ್ತಿ ಹೇಗೆ ಸಂಪಾದನೆ ಮಾಡೋದು, ಮತ್ತೊಬ್ಬರನ್ನ ಹೇಗೆ ನಾವು ಅನ್ಯಾಯದಲ್ಲಿ ಅಥವಾ ಕೇಡನ್ನ ಬಯಸುವಂಥದ್ದು, ಎಲ್ಲರೂ ಅಲ್ಲದೆ ಹೋದ್ರು ಕೆಲವರು ಕೇಡನ್ನ ಹೇಗೆ ಬಯಸುವಂಥದ್ದು, ಹೀಗೆ ನಾನಾ ಆಲೋಚನೆಗಳಲ್ಲಿಯೇ ತೊಡಗ್ಬಿಟ್ಟಿರ್ತಾರೆ. ಹಾಗಾಗಿ ಬಲವಾಗಿರುವಾಗ ನಾವು ಯಾವಾಗ ಬದುಕಿನ ಜೀವಿತಾವಧಿಯಲ್ಲಿ ಏನನ್ನ ಯೋಚನೆ ಮಾಡ್ತೇವೋ, ಯಾವುದನ್ನ ಸದಾಕಾಲ ಆಲೋಚನೆ ಮಾಡ್ತೇವೋ, ಅದು ಮರಣ ಸಮಯದಲ್ಲಿಯೂ ಕೂಡ ಅದೇ ನಮ್ಮ ಆಲೋಚನೆಗೆ ಬರುತ್ತೆ. ಹಾಗಾಗಿ ಅಂತ್ಯ ಸಮಯದಲ್ಲಿ ನಾವು ಭಗವಂತನನ್ನ ಚಿಂತನೆ ಮಾಡಬೇಕು ಅಂತಂದ್ರೆ ನಮ್ಮ ಜೀವಿತಾವಧಿಯಲ್ಲಿಯೇ ಆ ಭಗವಂತನನ್ನ ಚಿಂತನೆ ಮಾಡಬೇಕು ಅನ್ನುವಂಥ ಒಂದು ಮೂಲ ರಹಸ್ಯವನ್ನ ಅಡಗಿಸಿಕೊಂಡಿರುವಂಥ ಸ್ತೋತ್ರವಿದು. ಅಂತ್ಯಕಾಲದಲ್ಲಿ ನಾವು ಭಗವಂತನನ್ನ ಯೋಚನೆ ಮಾಡ್ತೀವಿ ಬಿಡಿ, ಇವಾಗ ಏನ್ ಬೇಕಾದ್ರೂ ಯೋಚನೆ ಮಾಡ್ಕೊಂಡು ಇದ್ರಾಯ್ತು ಅಂತ ಹೇಳಂದ್ರೆ ಸಾಧ್ಯ ಇಲ್ಲ. ಸದಾಕಾಲ ನಾವು ಏನ್ ಕೆಲಸಗಳನ್ನ ಮಾಡ್ತಾ ಇರ್ತೀವೋ ಮುಂದಿನ ದಿನಗಳಲ್ಲೂ ಕೂಡ ಅದೇ ಕೆಲಸಗಳು ನಮಗೆ ಅಭ್ಯಾಸವಾಗ್ಬಿಟ್ಟಿರುತ್ತೆ. ಅದಕ್ಕೆ ನಮ್ಮ ಜೀವನವನ್ನ ಬದಲಾಯಿಸ್ಕೊಳ್ಬೇಕು ಅಂತಂದ್ರೆ ನಮ್ಮ ಹವ್ಯಾಸಗಳನ್ನ ಬದಲಾಯಿಸ್ಕೊಳ್ಳಿ ಅಂತ ಹೇಳ್ತಾರೆ ಹಿರಿಯರೆಲ್ಲ. ಹಾಗಾಗಿ ಕೊನೆಗಾಲದಲ್ಲಿ ನಾವಿದನ್ನ ಅಭ್ಯಾಸ ಮಾಡಿದ್ರೆ ಸಾಕಲ್ವಾ ಅಂಥೇಳಿ ಅಂದ್ಕೊಳ್ಬಹುದು. ಆದರೆ ಮನುಷ್ಯ ಯಾವಾಗ ಹೇಗೆ ಸಾಯುತ್ತಾನೆಂದು ಹೇಳೋದಕ್ಕೆ ಆಗೋದಿಲ್ಲ. ಯಾಕಂದ್ರೆ ಮೃತ್ಯುವಿನಷ್ಟು ಅನಿಶ್ಚಿತವಾಗಿರುವಂಥದ್ದು ಯಾವುದೂ ಇಲ್ಲ. ಆದ ಕಾರಣವೇ ಈಗಿನಿಂದಲೂ ಭಗವಂತನನ್ನ ಕುರಿತು ಚಿಂತಿಸುವುದನ್ನ ಅಭ್ಯಾಸ ಮಾಡಬೇಕು. ಮೃತ್ಯು ಬಂದಾಗ ಮುಂದೆ ಹೋಗಿ ಬಾ, ನಾನಿನ್ನೂ ಅಣಿಯಾಗಿಲ್ಲ, ಆಮೇಲೆ ಬಾ ಅಂತಂದ್ರೆ ಅದು ಕೇಳುತ್ತಾ? ಖಂಡಿತ ಇಲ್ಲ. ನಿನ್ನನ್ನೇ ಕಾಯುತ್ತಿದ್ದೆ ನಾನು, ಅಣಿಯಾಗಿರುವೆನು ಅಂತ ಹೇಳಿ ನಾವು ಹೇಳಬೇಕು. ಹಾಗೆ ಹೇಳಬೇಕಾದ್ರೆ ಭಗವಂತನಲ್ಲಿ ಯಾರು ಆಶ್ರಯ ಪಡೆದಿದ್ದಾನೋ ಅವನಿಗೆ ಮಾತ್ರ ಇದು ಸಾಧ್ಯ. ಭಗವಂತನನ್ನ ಕುರಿತು ಚಿಂತಿಸುತ್ತಾ ದೇಹವನ್ನ ತ್ಯಜಿಸಿದರೆ ನಾವು ಅವನನ್ನೇ ಪಡೆಯುವುದರಲ್ಲಿ ಸಂದೇಹವಿಲ್ಲ. ಆಗ ಹನಿಯೊಂದು ಸಾಗರಕ್ಕೆ ಸೇರಿದಂತೆ ನಾವು ಆ ಭಗವಂತನಲ್ಲಿಯೇ ಒಂದಾಗಬಹುದು. ಅಗ್ನಿಕುಂಡದಿಂದ ಸಿಡಿದು ಮೇಲೆದ್ದ ಕಿಡಿಯೊಂದು ಪುನಃ ಅಗ್ನಿಕುಂಡಕ್ಕೆ ಬಿದ್ದಂತೆ ಅವನ ಮಡಿಲಿನಲ್ಲಿ ನಾವು ಬೀಳುತ್ತೇವೆ. ಅಂತ್ಯಕಾಲದಲ್ಲಿ ಅವನನ್ನು ಕುರಿತು ಚಿಂತನೆ ಮಾಡುವುದು ಅವನ ಬಳಿಗೆ ಹೋಗುವುದಕ್ಕೆ ಒಂದು ಟಿಕೆಟನ್ನು ತೆಗೆದುಕೊಂಡಂತೆ.

ಕೀಟ ಭ್ರಮರವನ್ನ ಕುರಿತು ಚಿಂತಿಸ್ತಾ ಇದ್ರೆ ತನ್ನ ಕೀಟತ್ವವನ್ನ ತ್ಯಜಿಸಿ ಭ್ರಮರವಾಗುವಂತೆ ನಾವು ಕೂಡ ಭಗವಂತನಂತೆಯೇ ಆಗುತ್ತೇವೆ. ಇದರಲ್ಲಿ ಯಾವ ಸಂದೇಹವೂ ಇಲ್ಲ ಎನ್ನುತ್ತಾನೆ ಶ್ರೀಕೃಷ್ಣ. ಯಾರಿಗೆ ಗೊತ್ತು? ಆದರೂ ಆಗಬಹುದು, ಇಲ್ಲದೇ ಇದ್ರೂ ಇಲ್ಲ ಎಂಬ ಸಂದೇಹ ನಮ್ಮನ್ನ ಕಾಡಬಹುದು. ಇದನ್ನು ಪರಿಹರಿಸುವುದಕ್ಕಾಗಿ ಧೈರ್ಯದಿಂದ ಈ ಮಾತನ್ನ ಹೇಳ್ತೇನೆ. ಈ ಮಾತು ಆಧ್ಯಾತ್ಮಿಕ ಸತ್ಯ. ಹೇಗೆ ವೈಜ್ಞಾನಿಕ ಪ್ರಪಂಚದಲ್ಲಿ ನಿಯಮಗಳಿವೆಯೋ ಹಾಗೆ ಪ್ರಯೋಗಶಾಲೆಯಲ್ಲಿ ಇದರ ಸತ್ಯವನ್ನ ಕಂಡುಹಿಡಿದಿರುವರೋ ಹಾಗೆಯೇ ಸಾಧು ಸಜ್ಜನರು ಯೋಗಿಗಳು ಶ್ರೀಕೃಷ್ಣ ಹೇಳಿದ ಸತ್ಯವನ್ನ ತಮ್ಮ ಜೀವನವೆಂಬ ಪ್ರಯೋಗಶಾಲೆಯಲ್ಲಿ ಪರೀಕ್ಷಿಸಿಕೊಂಡಿದ್ದಾರೆ. ಹೇಗೆ ಅಂದರೆ, ಈಗ ಯಾವುದೋ ಒಂದು ವಿಜ್ಞಾನದ ನಿಯಮಗಳಿರುತ್ತೆ, ನ್ಯೂಟನ್ಸ್ ಲಾ, ಆಲ್ಬರ್ಟ್ ಐನ್ಸ್ಟೈನ್ಸ್ ಲಾ ಅಂಥೇಳಿ ಬಹಳಷ್ಟು ನಿಯಮಗಳು, ಲಾ ಆಫ್ ಮೋಷನ್ಸ್ ಅಂತೆಲ್ಲ ಇದೆ. ಅದನ್ನೆಲ್ಲ ನಾವು ಹೇಗೆ ನಂಬಬಹುದು ಅಂಥೇಳಂದ್ರೆ, ಶಾಲೆಗಳಲ್ಲಿ ಇರುವಂತಹ ಪ್ರಯೋಗಾಲಯಗಳಲ್ಲಿ ಪ್ರಯೋಗ ಮಾಡುವ ಮೂಲಕ ವಿದ್ಯಾರ್ಥಿಗಳಿಗೆ ಅದನ್ನು ಖಚಿತಪಡಿಸ್ಕೊಡ್ತಾರೆ. ಹಾಗೆಯೇ ಹಲವಾರು ದೊಡ್ಡ ದೊಡ್ಡ ನಿಯಮಗಳು, ಎಕ್ಸ್ಪರಿಮೆಂಟ್ಗಳು, ನಮಗೆ ಪ್ರಯೋಗಾಲಯದಲ್ಲಿ ಪ್ರಯೋಗ ಮಾಡಲಿಕ್ಕೂ ಸಾಧ್ಯವಾಗದೇ ಇರುವಂಥ ಒಂದು ಉತ್ಕೃಷ್ಟದ ಮಟ್ಟದಲ್ಲಿ ಪ್ರಯೋಗಗಳಿರುತ್ತೆ. ಅದನ್ನು ನಾವು ಶಾಲಾ ಮತ್ತು ಕಾಲೇಜು ಹಂತಗಳಲ್ಲಿ ಹೀಗೆ ನಡೆಸಿದ್ರು. ದೊಡ್ಡ ದೊಡ್ಡ ಸೈಂಟಿಸ್ಟ್ಗಳು, ವಿಜ್ಞಾನಿಗಳು ಅದನ್ನು ಪ್ರಯೋಗ ನಡೆಸಿ ಇದನ್ನು ಪ್ರೂವ್ ಮಾಡಿದ್ದಾರೆ. ಹಾಗಾಗಿ ನೀವು ಇದನ್ನು ಓದಬೇಕು, ಇದನ್ನು ಕಲ್ತ್ಕೊಳ್ಬೇಕು, ಇದನ್ನು ನಂಬಬೇಕು ಅಂತ ಹೇಳಿ ನಮ್ಮ ಶಿಕ್ಷಕರು ಕೂಡ ನಮಗೆ ಹೇಳ್ತಾರೆ. ಅದೇ ರೀತಿ ನಾವು ಅಲ್ಲಿ ದೊಡ್ಡ ದೊಡ್ಡ ಪ್ರಯೋಗಗಳನ್ನು ನಾವೇ ಮಾಡಿ ಖಚಿತಪಡಿಸಿಕೊಳ್ಳಲಾಗದಿದ್ರೂ ಕೂಡ ದೊಡ್ಡವ್ರು ಮಾಡಿದ್ದಾರೆ, ಅವರಿಗದು ನೋಡಿದ್ದಾರೆ, ಆ ರಿಸಲ್ಟನ್ನು, ಫಲಿತಾಂಶವನ್ನು ಅವರು ಅನುಭವಿಸಿದ್ದಾರೆ, ಹಾಗಾಗಿ ಅದನ್ನು ಓದೋಣ ಅಂಥೇಳಿ ನಾವು ಓದ್ತೀವಿ. ಅದೇ ಆಧ್ಯಾತ್ಮಿಕ ಕ್ಷೇತ್ರಕ್ಕೆ ಬಂದಾಗ ಮಾತ್ರ ಇದನ್ನು ಋಷಿಮುನಿಗಳು ಕಲ್ತ್ಕೊಂಡಿದ್ದಾರೆ, ಋಷಿಮುನಿಗಳು ಇದನ್ನು ಅನುಭವಿಸಿದ್ದಾರೆ, ಋಷಿಮುನಿಗಳು ಇದನ್ನು ಸಾಕ್ಷೀಕರಿಸ್ಕೊಂಡಿದ್ದಾರೆ, ಹಾಗಾಗಿ ನಾವು ಇದನ್ನು ಪರಿಪಾಲಿಸಬೇಕು ಅಂತಂದಾಗ ಮಾತ್ರ ನಾವು ಪ್ರಶ್ನಾರ್ಥಕ ಚಿಹ್ನೆಯನ್ನು ಹಾಕ್ತೇವೆ. ಹಾಗಾಗಿ ಇಲ್ಲಿ ದೊಡ್ಡ ದೊಡ್ಡ ಋಷಿ ಮುನಿಗಳು, ಸಾಧು ಸಜ್ಜನರು ತಮ್ಮ ಜೀವನವೆಂಬ ಪ್ರಯೋಗಶಾಲೆಯಲ್ಲಿ ಹೀಗೆ ಇದನ್ನು ಪರೀಕ್ಷಿಸಿಕೊಂಡಿರುತ್ತಾರೆ. ಯಾರು ಬದುಕಿರುವಾಗ ಭಗವಂತನೆಂಬ ಧ್ರುವತಾರೆಯನ್ನ ಮನದ ಮುಂದಿಟ್ಟುಕೊಂಡು ಬಾಳುತ್ತಿರುವರೋ ಅವರಿಗೆ ಮರಣ ಇದ್ದಕ್ಕಿದ್ದಂತೆ ನಿರೀಕ್ಷಿಸದೆ ಇರುವಾಗ ಬಂದರೂ ಕೂಡ ಅವರು ಅದಕ್ಕೆ ಸಿದ್ಧರಾಗಿರ್ತಾರೆ. ಗಾಂಧೀಜಿಯು ಪ್ರಾರ್ಥನಾ ಸಭೆಗೆ ಹೋಗುತ್ತಿದ್ದಾಗ ಗುಂಡಿನ ಏಟಿಗೆ ತುತ್ತಾದರು. ತಕ್ಷಣವೇ ಅವರ ಬಾಯಿಂದ ಹೇ ರಾಮ್ ಎಂಬ ನುಡಿ ಹೊರಟು ಬಂದು ಪ್ರಾಣ ಪಕ್ಷಿ ಹಾರಿ ಹೋಯಿತು. ಇದಕ್ಕೆ ಗಾಂಧೀಜಿಯವರು ತುಂಬ ಮುಂಚೆಯಿಂದಲೇ ತಯಾರಿ ನಡೆಸಿದ್ರು. ಸದಾಕಾಲ ರಾಮ ಭಜನೆಯಲ್ಲಿಯೇ ತೊಡಗಿದ್ರು, ಸದಾಕಾಲ ಭಗವದ್ಗೀತೆಯನ್ನ ಓದ್ತಾ ಇದ್ರು, ಸದಾಕಾಲ ಧಾರ್ಮಿಕ ಚಟುವಟಿಕೆಗಳಲ್ಲಿ ಭಾಗವಹಿಸ್ತಾ ಇದ್ರು, ಮನಸ್ಸಿನಲ್ಲಿ ಯಾವಾಗಲೂ ಭಗವತ್ ಚಿಂತನೆಯನ್ನೇ ಮಾಡ್ತಾ ಇದ್ರು. ತಾವು ಮಾಡಿದಂಥ ಯಾವುದೇ ಸತ್ಯಾಗ್ರಹಗಳಿರಬಹುದು, ಚಳುವಳಿಗಳಿರಬಹುದು, ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ನಡೆಸಿದಂಥ ಹಲವಾರು ಹೋರಾಟಗಳಿರಬಹುದು, ಪ್ರತಿಯೊಂದು ಕಾರ್ಯದಲ್ಲಿಯೂ ಕೂಡ ಭಗವದರ್ಪಿತ, ಭಗವತ್ ಸಮರ್ಪಿತ, ಆ ಭಗವಂತನಿಗಾಗಿಯೇ ಅಂಥೇಳಿ ಕೆಲಸ ಮಾಡ್ತಾ ಇದ್ರು. ಅಂಥ ಕೆಲಸ ಕೊನೆಯಲ್ಲಿ ಪ್ರಾಣ ಪಕ್ಷಿ ಹಾರಿ ಹೋಗುವಾಗಲೂ ಕೂಡ ಹೇ ರಾಮ್ ಎಂಬ ಒಂದು ಶಬ್ದ ಗೊತ್ತಿಲ್ಲದೆಯೇ ತನ್ನೊಳಗಿನಿಂದ ಬಂದಿತು, ಅದು ಅಭ್ಯಾಸ ಬಲದಿಂದ ಮಾತ್ರ. ಹಾಗಾಗಿ ನಾವು ಕೂಡ ಅಂಥ ಭಗವತ್ ಚಿಂತನೆಯ ಅಭ್ಯಾಸವನ್ನು ಸದಾ ಇರಿಸಿಕೊಳ್ಳೋಣ ಅಂತಲೇ ಕೃಷ್ಣ ಹೇಳ್ತಾ ಇದ್ದಾನೆ. ಇನ್ನು ಒಂದು ಈ ಮಾತಿಗೆ ಮುದ್ದುರಾಮಯ್ಯ ಯಾವ ಶ್ಲೋಕ ಸೂಕ್ತವಾಗುತ್ತೆ ಗಮನಿಸೋಣ ಬನ್ನಿ. ಹಸಿರಿಂದ ಕಂಗೊಳಿಪ ವನದ ತರುಲತೆಗೆಲ್ಲ

ಕಾವು ನಲಿವ ಈ ಸಂಪದಕ್ಕೆ ಈ ಹಸಿರ ಉಸಿರಿರಲಿ ಮುದ್ದು ರಾಮ, ಈ ಹಸಿರ ಉಸಿರಿರಲಿ.

ಹಾಗಾಗಿ ನಮ್ಮ ಉಸಿರು ಸದಾ ಹಸಿರು ಹಸಿರಾಗಿರ್ಬೇಕು ಅಂತಂದ್ರೆ ಆಗ ಭಗವನ್ ನಾಮ ಚಿಂತನೆಯಲ್ಲಿ ತೊಡಗೋಣ. ಮುದ್ದುರಾಮನ ಮತ್ತು ಶ್ರೀಕೃಷ್ಣನ ಈ ಹಸಿರಿನ ಉಸಿರಿನ ಮಾತಿಗೆ ಸದಾ ನಾವು ಹೆಸರಾಗಿರೋಣ.

0: ಪ್ರಿಯ ಕೇಳುಗರೇ, ಇದುವರೆಗೂ ಭಗವದ್ಗೀತೆಯ ಶ್ಲೋಕದ ಅರ್ಥ ಹಾಗೂ ಮುತ್ತುರಾಮನ ಪದ್ಯದ ಕುರಿತು ಚಿಕ್ಕಮಗಳೂರಿನ ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ ಅವರು ನಡೆಸಿಕೊಟ್ಟ ಗೀತ ಸುನಾದ ಕಾರ್ಯಕ್ರಮವನ್ನು ಕೇಳಿದಿರಿ. ನಮ್ಮ ನಿಲಯದಿಂದ ಇನ್ನು ಮುಂದೆ ಮಹಿಳೆ ಕಾರ್ಯಕ್ರಮ. ಎಚ್ಡಿಕೋಟೆ ತಾಲೂಕಿನ ಕೆಂಚನಹಳ್ಳಿ ವಿವೇಕ ಗ್ರಾಮೀಣ ಜೀವನಾಧಾರ ಕೇಂದ್ರದ ಉಪಕೇಂದ್ರವಾದ ಹುಣಸೂರಿನಲ್ಲಿ ಬ್ಯೂಟಿಷಿಯನ್ ತರಬೇತಿಯ ಅನುಭವ ಹಂಚಿಕೆಯ ಕುರಿತು ಶ್ರೀಮತಿ ದಿವ್ಯಾ ಲೋಕೇಶ್, ಶ್ರೀಮತಿ ರಮ್ಯಾ, ಕುಮಾರಿ ಚಂದ್ರಿಕಾ, ಶ್ರೀಮತಿ ಸುಮಾ, ಸಂಗೀತಾ ರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮ ಪ್ರಸಾರವಾಗಲಿದೆ.
1: ಕಾರೇಶು ದಾಸಿ, ಕರಣೇಶು ಮಂತ್ರಿ, ರೂಪೇ ಚ ಲಕ್ಷ್ಮಿ, ಕ್ಷಮಯಾ ಧರಿತ್ರಿ, ಭೋಜೇಶು ಮಾತಾ, ಶಯನೇ

ಹೆತ್ತು ಹೊತ್ತು ಸಾಕಿ ಸಲಹಿ ಕ್ಷಮಿಸಿ ಮಾರ್ಗದರ್ಶನ ನೀಡುವ ಮಾತೃ ಹೃದಯ ಹಾಗೂ ಎಲ್ಲ ಕ್ಷೇತ್ರಗಳಲ್ಲೂ ತನ್ನದೇ ಆದ ಸಾಧನೆಗಳ ಮೂಲಕ ಚಾಪು ಮೂಡಿಸುತ್ತಾ ಅಭ್ಯುದಯದ ಮೆಟ್ಟಿಲೇರುತ್ತಿರುವ ಮಹಿಳೆಯರ ಪರಿಚಯಿಸುವ ಸ್ಫೂರ್ತಿದಾಯಕ ಕಾರ್ಯಕ್ರಮವೇ ಮಹಿಳೆ

0: ಪದೇ ಕೇಳಿ ಪ್ರತಿ ಶನಿವಾರ ಬೆಳಿಗ್ಗೆ 8:45 ಹಾಗೂ ಮರುಪ್ರಸಾರ ಭಾನುವಾರ ಮಧ್ಯಾಹ್ನ 1:30.
1: ಆತ್ಮೀಯ ಜನಧ್ವನಿ ಕೇಳುಗರಿಗೆಲ್ಲ ನಮಸ್ಕಾರ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ. 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಾನು ನಿಮ್ಮ ಬಾನುಲಿ ಗೆಳತಿ ಅನಿತಾ ಸರಗೂರು. ಎಂದಿನಂತೆ ತಮಗೆಲ್ಲರಿಗೂ ಮಹಿಳೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರೆ, ಪ್ರಸ್ತುತ ದಿನಗಳಲ್ಲಿ ಮಹಿಳೆಯರು ಹಲವಾರು ಕ್ಷೇತ್ರಗಳಲ್ಲಿ ಪುರುಷರಷ್ಟೇ ಸಮಾನವಾದ ಕೆಲಸಗಳನ್ನು ಮಾಡುತ್ತಿದ್ದಾರೆ. ಮಹಿಳೆಯರು ಅಬಲೆಯರಲ್ಲ, ಸಬಲೆಯರು ಎನ್ನುವುದು ಪದೇ ಪದೇ ಮನದಟ್ಟಾಗುತ್ತಿದೆ. ಮಹಿಳೆಯರು ಸಹ ಸ್ವಉದ್ಯೋಗ ಮಾಡುತ್ತಾ, ಸ್ವಾವಲಂಬನೆ ಜೀವನ ನಡೆಸುತ್ತಾ, ಆರ್ಥಿಕವಾಗಿ ಮುನ್ನಡೆದು ಸಮುದಾಯದ ಮಹಿಳೆಯರಿಗೆ ಮಾದರಿಯಾಗಿರುವುದನ್ನು ನಾವು ಕಾಣಬಹುದು. ಅದೇ ನಿಟ್ಟಿನಲ್ಲಿ ಎಚ್ಚಡಿಕೋಟೆ ತಾಲೂಕಿನ ಕೆಂಚನಹಳ್ಳಿ ವಿವೇಕ ಗ್ರಾಮೀಣ ಜೀವನಾಧಾರ ಕೇಂದ್ರವು ಗ್ರಾಮೀಣ ಮತ್ತು ಸ್ಥಳೀಯ ಜನರಿಗೆ ಅನುಕೂಲವಾಗುವಂತೆ ಹಲವಾರು ರೀತಿಯ ಕೌಶಲ್ಯಾಧಾರಿತ ತರಬೇತಿಗಳನ್ನು ಕೊಡುತ್ತಾ ಯುವಕ ಯುವತಿಯರು ಹಾಗೂ ಮಹಿಳೆಯರಿಗೆ ಸ್ವಉದ್ಯೋಗ ಕಲ್ಪಿಸಿಕೊಡುವ ನಿಟ್ಟಿನಲ್ಲಿ ನಿರಂತರವಾಗಿ ಕಾರ್ಯನಿರ್ವಹಿಸುತ್ತಿದೆ. ಈ ನಿಟ್ಟಿನಲ್ಲಿ ಎಲೆಕ್ಟ್ರಿಕ್ ತರಬೇತಿ, ಕಂಪ್ಯೂಟರ್ ತರಬೇತಿ, ಟೈಲರಿಂಗ್ ತರಬೇತಿ, ಬ್ಯೂಟಿಷಿಯನ್, ಅಣಬೆ ಬೇಸಾಯ, ಸ್ಪೋಕನ್ ಇಂಗ್ಲಿಷ್, ಕುರಿ ಸಾಕಾಣಿಕೆ, ಹೈನುಗಾರಿಕೆ, ರೇಷ್ಮೆ ಹುಳು ಸಾಕಾಣಿಕೆ, ಇನ್ನು ಹಲವು ರೀತಿಯ ತರಬೇತಿಗಳನ್ನು ಪಡೆದು ಸ್ವಉದ್ಯೋಗದಲ್ಲಿ ಯಶಸ್ಸನ್ನು ಕಂಡಿರುವ ಸಾಕಷ್ಟು ಉದಾಹರಣೆಗಳನ್ನು ನಾವು ನೋಡಬಹುದು.

0: ಉಡುಪಿ ಮ್ಯಾಮ್, ಉಡುಪಿ ಮಂಗಳೂರು. ಅಲ್ಲಿ
1: ಅಲ್ಲಿಂದ ಹುಣಸೂರಿಗೆ ಈ ಒಂದು ಟ್ರೈನಿಂಗ್ಗೋಸ್ಕರನೇ ಬಂದಿರೋದು ಅಂದರೆ ಹೇಗೆ ಹೇಗೆ ಗೊತ್ತಾಯ್ತು
0: ಅಂದರೆ ನನ್ನ ತಂಗಿ ಕಲಿತಿದ್ಲು ಮ್ಯಾಮ್, ಅವಳಿಗೆ ಸ್ವಲ್ಪ ಬೆನಿಫಿಟ್ ಸಿಕ್ತಲ್ಲ, ನನಗೂ ಸ್ವಲ್ಪ ಪ್ರಾಬ್ಲಮ್ ಇತ್ತು, ಕಲಿದ್ರೆ ಒಳ್ಳೆಯದು ಅಂತ ಅಲ್ಲಿಂದ ಇಲ್ಲಿಗೆ ಬಂದಿದ್ದೆ.
1: ಕಲ್ತ್ಕೊಂಡು
0: ಅವ್ರು ಇಲ್ಲೇ ಕಲ್ತಿದ್ದಾರೆ,
1: ಅಂದರೆ ಬ್ಯೂಟಿಷಿಯನ್?
0: ಬ್ಯೂಟಿಷಿಯನ್ನೇ ಕಲ್ತಿದ್ದಾರೆ ಅವರು.
1: ಸೊ ಇವಾಗ ಪಾರ್ಲರ್
0: ಅಂದರೆ ಮನೇಲೇ ಮಾಡ್ತಾ ಇದ್ದಾರೆ ಅವರು, ಇನ್ನು ಪಾರ್ಲರ್ ಇಟ್ಟಿಲ್ಲ. ನಾನು ಒಂದು ಕಲ್ತ್ಕೊಂಡೋಗಿ ಅಲ್ಲಿ ಪಾರ್ಲರ್ ಮಾಡಿ ಬಿಸ್ನೆಸ್ ಮಾಡೋಣ ಅಂತ ಕಲಿಯಕ್ಕೆ ಬಂದೆ.
1: ಓಕೆ, ಅಂದರೆ ಕಾರ್ಕಳದಿಂದ ಇದನ್ನು ಕಲಿಯೋದಕ್ಕೋಸ್ಕರನೇ 3 ತಿಂಗಳ ಮಟ್ಟಿಗೆ ಇಲ್ಲೇ
0: ಬಂದು ಇಲ್ಲೇ ಬಂದು
1: ಸೆಟಲ್ ಆಗಿರುವಂಥದ್ದು. ಇವಾಗ ಬಂದು ಎಷ್ಟು ದಿನ ಆಯಿತು?
0: ನಾವು ಬಂದು 2 ತಿಂಗಳಾಯ್ತು.
1: ಕುಟುಂಬದಲ್ಲಿ ಯಾರ್ಯಾರು ಇದ್ದೀರಿ?
0: ಅತ್ತೆ, ಮಗ ಮತ್ತು ಯಜಮಾನರಿದ್ದಾರೆ.
1: ಓಕೆ, ಇದಕ್ಕೆಲ್ಲ ಕುಟುಂಬದ ಸಹಕಾರ ಚೆನ್ನಾಗಿದೆಯಾ?
0: ಹಾಂ, ಅಂದರೆ ಅತ್ತೆದು ಸ್ವಲ್ಪ ಪ್ರಾಬ್ಲಮ್ ಇದೆ, ಗಂಡ ಮತ್ತು ಮಗ ಪರವಾಗಿಲ್ಲ, ಸಪೋರ್ಟ್ ಮಾಡ್ತಾ ಇದ್ದಾರೆ.
1: ಮಗ ಏನು ಮಾಡ್ತಾ ಇದ್ದಾರೆ?
0: ಮಗ ಈಗ 7th ಸ್ಟ್ಯಾಂಡರ್ಡ್ ಓದ್ತಾ ಇದ್ದಾನೆ.
1: ಅಂದರೆ ಇವತ್ತು ತರಬೇತಿಗೆ ಬರೋದಕ್ಕೂ ಮುಂಚೆ ಏನು ಮಾಡ್ತಾ ಇದ್ರಿ ಮ್ಯಾಮ್?
0: ಹೌಸ್ ವೈಫ್ ಮ್ಯಾಮ್, ಮನೇಲೇ ಇದ್ದೆ ನಾನು, ಏನು ಮಾಡ್ತಿರ್ಲಿಲ್ಲ. ಈಗ ತರಬೇತಿಗೆ ಬಂದು ತರಬೇತಿ ಕಲಿತಾ ಇದ್ದೀನಿ.
1: ಅಂದರೆ ಬ್ಯೂಟಿಷಿಯನ್ ತರಬೇತಿಯನ್ನು ಕಲಿಬೇಕು ಅಂತ ಈಗ ಅನ್ನಿಸ್ತು, ಯಾಕೆ ಆಸಕ್ತಿ ಬಂತು ಮೇಡಮ್?
0: ಅಂದರೆ ಬ್ಯೂಟಿಷಿಯನ್ ಇಲ್ಲದೆ ಸ್ವಲ್ಪ ಬೆನಿಫಿಟ್ ಇದೆ, ನಾವು ಕಲಿತು ಯಜಮಾನರಿಗೆ ಸಪೋರ್ಟ್ ಮಾಡೋಣ ಅಂತ ಕಲಿಯಕ್ಕೆ ಬಂದಿದ್ದೆ.
1: ಸೊ ಅರ್ನಿಂಗ್ ಮಾಡಬೇಕು.
0: ಹಾಂ, ಅರ್ನಿಂಗ್
1: ಬಂದು ಈ ಒಂದು ತರಬೇತಿ ಪಡ್ಕೊಳ್ಳೋದಕ್ಕೆ ಬಂದಿದ್ದೀರಿ. ಬಂದು 2.5 ತಿಂಗಳಾಗಿದೆ. ಏನೇನೆಲ್ಲ ಕಲ್ತಿದ್ದೀರಿ ಮೇಡಮ್?
0: ನಾವು ಮೆಹಂದಿ ಮತ್ತು ಹೇರ್ ಕಟ್ಟು ತುಂಬ ಚೆನ್ನಾಗಿ ಹೇಳ್ಕೊಡ್ತಿದ್ದಾರೆ. ನಾನು ಪಲ್ಲವಿ ಮ್ಯಾಮ್ ಒಂದ್ಸಲ ಇಲ್ಲ ಅಂದ್ರೆ ಇನ್ನೊಂದ್ಸಲ ಹೇಳಿದ್ರೆ ಸಮಾಧಾನವಾಗಿ ಹೇಳ್ಕೊಡ್ತಾ ಇದಾರೆ, ನಮ್ಗೆ ಕಲಿಸ್ತಾ ಇದಾರೆ, ನಾವು ಚೆನ್ನಾಗಿ ಕಲಿತಾ ಇದ್ದೀವಿ.
1: ಸೊ ಅಲ್ಲಿಂದ ಬಂದಿದ್ದೀರಿ ಕಾರ್ಕಳದಿಂದ ಇಲ್ಲಿಗೆ ಕಲಿಯೋದಕ್ಕೋಸ್ಕರ. 3 ತಿಂಗಳು ತರಬೇತಿ ಮುಗಿದ ನಂತರ ಏನ್ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀರಿ?
0: ನಾ ಪಾರ್ಲರ್ ಮಾಡ್ಬೇಕಂತ ಇದ್ದೀನಿ ಮ್ಯಾಮ್, ಕಾರ್ಕಳದಲ್ಲಿ.
1: ಓಕೆ, ಇದಕ್ಕೆಲ್ಲ ಕುಟುಂಬದ ಸಹಕಾರ ಹೇಗಿದೆ?
0: ಪರವಾಗಿಲ್ಲ ಮ್ಯಾಮ್.
1: 3 ತಿಂಗಳ ಒಂದು ತರಬೇತಿ ಮುಗಿದ ನಂತರ ಒಂದು ಬಿಸ್ನೆಸ್ ಆರಂಭ ಮಾಡಬೇಕು ಅಂತ ಇದ್ದೀರಲ್ಲ, ಒಬ್ಬ ಉತ್ತಮ ಬ್ಯೂಟಿಷಿಯನ್ ಆಗಿ ಹೊರಹೊಮ್ಮುತ್ತೀನಿ ಅಂತ ಅನಿಸ್ತಿದ್ಯಾ?
0: ಹಾಂ ಮ್ಯಾಮ್, ಕನ್ಫರ್ಮೇಷನ್ ಇದೆ, ಕಾನ್ಫಿಡೆನ್ಸ್ ಇದೆ, ಮಾಡ್ತೀವಿ ಅನ್ನೋ ಕಾನ್ಫಿಡೆನ್ಸ್ ಇದೆ, ಮಾಡಬೇಕು, ಮಾಡ್ತೀವಿ.
1: ಓಕೆ, ನೀವು ಉಡುಪಿಯಲ್ಲಿ ನೀವು ಅಲ್ಲಿ ಇದ್ದು ಒಂದು ವಾತಾವರಣಕ್ಕೂ ಇಲ್ಲಿ ಒಂದಿಷ್ಟು ದೂರ ಇಲ್ಲಿ ಉಳಿದು ಈ ಒಂದು ತರಬೇತಿಯನ್ನು ಪಡಿತಾ ಇದ್ರಿ, ಇದರ ಅನುಭವವನ್ನು ಹಂಚ್ಕೊಳ್ಳೋದತ್ರ ಮೇಡಮ್?
0: ಅಂದರೆ ಅಲ್ಲಿನ ವಾತಾವರಣ ಜನಕ್ಕೆ ಅಲ್ಲೂ ಅಲ್ಲಿ ಚೇಂಜ್ ಇದೆ, ಮತ್ತು ಭಾಷೆ ಎಲ್ಲ ಆ ಕಡೆ ಚೇಂಜ್ ಇದೆ, ಈ ಕಡೆ ಜನ ಮತ್ತು ಈ ಕಡೆ ಭಾಷೆ ಸ್ವಲ್ಪ ಚೇಂಜ್ ಇದೆ, ಅಡ್ಜಸ್ಟ್ ಆಗೋಕ್ಕೆ ಸ್ವಲ್ಪ ಕಷ್ಟ ಆಯಿತು, ಆದರೂ ಪರವಾಗಿಲ್ಲ, ಕಲಿತಿದ್ದೀನಿ ಅನ್ನೋದು ಖುಷಿ ಇದೆ, ಕಲಿತಾ ಇದ್ದೀನಿ ಅಷ್ಟು.
1: ಅಂದರೆ ಒಂದು ತರಬೇತಿ ಪಡ್ಕೊಳ್ಳೋದಕ್ಕೆ ಅಷ್ಟು ದೂರದಿಂದ ಇಲ್ಲಿ ತನಕ ಕುಟುಂಬದವ್ರು ಕಳಿಸಿದ್ರೆ ಮೇಡಮ್?
0: ಹಾಂ, ಕಳಿಸಿದ್ದಾರೆ ಮ್ಯಾಮ್, ಅಂದರೆ ಯಜಮಾನರು ಒಬ್ಬರು ಸಪೋರ್ಟ್ ಮಾಡಿ ಕಳಿಸಿದ್ದಾರೆ. ಮನೆ ಹತ್ರ ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು, ಆಗ್ತಾ ಇದೆ, ಆದರೆ ಯಜಮಾನರು ಸಪೋರ್ಟ್ ಇದ್ದಾರಲ್ಲ, ಪರವಾಗಿಲ್ಲ.
1: ಸೊ ಈಗ ನೆಕ್ಸ್ಟ್ ಅಂದರೆ ನಿಮ್ಮ ಒಂದು ಗುರಿ ಉದ್ದೇಶನ ತಿಳಿಸೋದಾದ್ರೆ ಮೇಡಮ್?
0: ಗುರಿ ಉದ್ದೇಶ ಅಂದರೆ ಮ್ಯಾಮ್, ಯಜಮಾನರಿಗೆ ಫೈನಾನ್ಷಿಯಲಿ ಸಪೋರ್ಟ್ ಆಗಿರ್ತಿ ಅನ್ನೋ ಒಂದು ಖುಷಿ ಇದೆ, ಮತ್ತು ಪಾರ್ಲರ್ ಓಪನ್ ಮಾಡಬೇಕು, ಮಗನಿಗೆ ಏನಾದರೂ ಎಜುಕೇಷನಲ್ಲಿ ನನ್ನಿಂದ ಏನಾದರೂ ಕೊಡಬೇಕು ಅನ್ನೋ ಆಸೆ ಇಟ್ಕೊಂಡಿದ್ದೆ.
1: ಸೊ ಮಹಿಳೆಯರು ಏನಾದರೂ ಒಂದು ತರಬೇತಿಯನ್ನು ಪಡಿಬೇಕು ಅಥವಾ ಸ್ವ ಉದ್ಯೋಗ ಮಾಡಬೇಕು ಅಂತ ಇರೋವಂಥ ಮಹಿಳೆಯರಿಗೆ ನಿಮ್ಮ ಒಂದು ಕಿವಿ ಮಾತನ್ನು ತಿಳಿಸೋದಾದ್ರೆ?
0: ಅಂದರೆ ಮನೇಲಿ ಕೂರೋಕ್ಕಿಂತ ಈ ಥರ ಕ್ಲಾಸಿಗೆಲ್ಲ ಬಂದು ಕಲಿಯರಿ, ಫ್ರೀ, ಎಲ್ಲ ಕಡೆ ಫ್ರೀ ಎಜುಕೇಷನ್ಸ್ ಎಲ್ಲ ಚೆನ್ನಾಗಿದೆ, ಸುಮ್ಮನೆ ಮನೇಲಿ ಕೂತ್ಕೊಂಡು ಟೈಮ್ ವೇಸ್ಟ್ ಮಾಡೋದಕ್ಕಿಂತ ಕಲಿತು ಒಂದು ಸಪೋರ್ಟ್ ಆಗಿರಿ, ಇನ್ನೊಬ್ರಿಗೆ ಮಾದರಿ ಆಗಿರಿ ಅಂತ ಹೇಳಕ್ಕೆ ಇಷ್ಟ.
1: ಏನು ಸವಾಲು ಎದುರಿಸಿದ್ದೀರಿ ಮೇಡಮ್ ಈ ಒಂದು ತರಬೇತಿಯಲ್ಲಿ?
0: ಅಂದರೆ ತಂಗಿ ಮನೇಲಿ 3 ತಿಂಗಳಿರೋಕ್ಕೂ ನನಗೂ ಒಂಥರ ಆಗುತ್ತೆ, ಆದರೂ ಪರವಾಗಿಲ್ಲ ಅಂತ ಇದ್ದೀನಿ. ಅಂದರೆ ಯಜಮಾನ್ ಮಗ ಅಳ್ತಾ ಇದ್ದಾನೆ, ಮಗನಿಗೆ ಬಿಟ್ಟು ಇಷ್ಟು ದಿವಸ ಇರಬೇಕಲ್ಲ ಅನ್ನೋ ಬೇಜಾರಿದೆ, ಅದೆಲ್ಲ ಇದು ಮಾಡ್ಕೊಂಡಿದ್ದೀನಿ ಅಷ್ಟ.
1: ಸಾಕಷ್ಟು ಸವಾಲುಗಳ ಮಧ್ಯೆ
0: ಸಣ್ಣ ಮಗ ಇನ್ನು ಸಣ್ಣವನಲ್ವಾ, ಅವನಿಗೆಲ್ಲ ಸ್ವಲ್ಪ ಸಮಾಧಾನ ಮಾಡಿ, ಯಜಮಾನರು ಮನೆ ಹತ್ರ ಎಲ್ಲ ಸಮಾಧಾನ ಮಾಡಿ, ನಾನು ಕಲಿತೆ ಕಲಿತೀನಿ ಅನ್ನೋ ಕಾನ್ಫಿಡೆನ್ಸಿಂದ ಬಂದಿದ್ದೀನಿ. ಅಂದರೆ ನನಗೆ ಇದು ಚಾಲೆಂಜ್ ಥರನೇ ಬಂದಿದೆ, ಯಾಕಂದರೆ ಅವರೆಲ್ಲ ಬೇಡ ಅಂತ ಹೇಳಿದ್ರು, ನಾನು ಅವರಿಗೆ ಎದುರು ಹಾಕೊಂಡು ಬಂದಿದ್ದೀನಿ ಅಂದರೆ ನಾನು ಕಲ್ತ್ಕೊಂಡೇ ಹೋಗಬೇಕು, ಹಾಗೆ ಚಾಲೆಂಜ್ ಇದೆ.
1: ಓಕೆ, ಅಂದರೆ ಈಗ SPYM VRLC ಸೆಂಟರು ಬರೀ ಕೆಂಚನಹಳ್ಳಿ, ಚಳ್ಳಿಕೋಟೆ, ಸರ್ಗೂರು ಭಾಗ ಮಾತ್ರ ಸೀಮಿತ ಆಗಿರುತ್ತೆ. ಸ್ಥಳೀಯ ಮಹಿಳೆಯರಿಗೆ ಅನುಕೂಲ ಆಗಲಿ ಅನ್ನೋ ಒಂದು ದೃಷ್ಟಿಯಿಂದ ಒಂದು ಉಪಕೇಂದ್ರವನ್ನು ಆರಂಭ ಮಾಡಿ ಒಂದು ತರಬೇತಿಯನ್ನು ಕೊಡ್ತಾ ಇದ್ದಾರೆ. ಸೊ ನೀವು ಅಲ್ಲಿಂದ ಇಲ್ಲಿಗೆ ಬಂದು ಕಲಿತಾ ಇದ್ದೀರಿ. ಸೊ ಇದು ಸಬ್ ಬ್ರಾಂಚನ್ನು ಓಪನ್ ಮಾಡಿ ಒಂದು ತರಬೇತಿಗಳನ್ನ ಕೊಡ್ತಾ ಇರೋದು ಸ್ಥಳೀಯ ಮಹಿಳೆಯರಿಗೆ ಎಷ್ಟು ಅನುಕೂಲ ಆಗ್ತಾ ಇದೆ ಮೇಡಮ್? ಈಗ ನೀವು ದೂರದಿಂದ ಬಂದು ಕಲಿತಾ ಇದ್ದೀರಿ ಅಂತದ್ರಲ್ಲಿ ಇಲ್ಲಿರೋರು ಕೆಲವರು ಉಪಯೋಗ ಪಡ್ಕೊಳ್ಳಲ್ಲ ಅಥವಾ ಪಡ್ಕೊಂಡ್ರು ಸ್ವ ಉದ್ಯೋಗ ಮಾಡಲ್ಲ, ಆ ಥರದವ್ರಿಗೆ ಹೇಳೋದಾದ್ರೆ ಏನು ಹೇಳ್ತೀರಿ?
0: ಅಂದರೆ ನಮಗೆ ಅನುಕೂಲ ಬಂದಾಗ ನಾವು ಬೆನಿಫಿಟ್ ಆಗಿ ತೊಗೊಂಡಿರ್ಬೇಕು. ಈಗ ಊರಿಂದ ಊರು ಬಿಟ್ಟು ಊರಿಗೆ ಬಂದಿವಿ, ಅದೇ ನಮ್ಮೂರಲ್ಲಿ ಇದ್ದಿದ್ರೆ ನಾವು ಅಲ್ಲಿಯೇ ತುಂಬ ಜನ ಈ ಥರನೇ ಹೆಣ್ಮಕ್ಳು ಇದ್ದಾರೆ, ಕಲಿಬೇಕು ಅನ್ನೋ ಪ್ರಾಬ್ಲಮ್ಸಲ್ಲಿ ಇದ್ದಾರೆ, ಅಲ್ಲೂ ಮಾಡಿದರೆ ಒಳ್ಳೆಯದು, ಇಲ್ಲಿನವರು ಇದರಿಂದ ಉಪಯೋಗ ತೊಗೊಂಡು ಮಾಡಿದರೆ ಅವ್ರಿಗೂ ಒಳ್ಳೇದಾಗುತ್ತೆ ಅಂತ ಅಷ್ಟು ಹೇಳ್ಬೋದು.
1: ಬಹಳ ಸಂತೋಷ ಮೇಡಮ್, ಇಷ್ಟೊತ್ತು ನಮ್ಮ ಜೊತೆ ಇದ್ದು ನಿಮ್ಮ ಬ್ಯೂಟಿಷಿಯನ್ ತರಬೇತಿಯ ಅನುಭವವನ್ನು ಹಂಚಿಕೊಂಡಿದ್ದಕ್ಕೆ ಧನ್ಯವಾದಗಳು ಮೇಡಮ್.
0: ಥ್ಯಾಂಕ್ ಯು ಮ್ಯಾಮ್.
1: ಮೇಡಮ್ ನಮಸ್ತೆ.
2: ನಮಸ್ತೆ,
1: ನಿಮ್ಮದೊಂದು ಪರಿಚಯ ಮಾಡ್ಕೊಳ್ಳಿ
2: ಮೇಡಮ್. ನನ್ನದು ಹೆಸರು ರಮ್ಯಾ ಸ್ವಾಮಿ ಅಂತ, ಎಜುಕೇಷನ್ ಎಲ್ಲ ಕಮ್ಮಿ,

0: ಕಮ್ಯುನಿಕೇಷನ್ ಎಲ್ಲ ಕಮ್ಮಿಯಾಗಿ ನಾನು ಹೋಮ್ ನರ್ಸಾಗಿ ಕೆಲಸ ಮಾಡ್ತಿದ್ದೆ. ಪ್ರಾಬ್ಲಮ್ ಮನೇಲಿ ಪ್ರಾಬ್ಲಮ್ ತುಂಬ ಪ್ರಾಬ್ಲಮ್ ಇತ್ತು, ನನ್ನ ಸಪೋರ್ಟ್ ಮಾಡೋರು ಯಾರು ಇರಲಿಲ್ಲ, ನನ್ನ ತಾಯಿ ಮಾತ್ರ ಇದ್ದರು.
1: ಅದಕ್ಕಾಗಿ ಗೋಣಿಕೊಪ್ಪ ಬಿದ್ದೆ. ಗೋಣಿಕೊಪ್ಪ ಬಿದ್ದಮೇಲೆ ನನ್ನ ಹಸ್ಬೆಂಡ್ ಸ್ವಲ್ಪ ಸಪೋರ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ, ಯಾಕೆ ಕಷ್ಟ ಕೊಟ್ಟಾದ್ಮೇಲೆ ಸಪೋರ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಅಲ್ಲಿಗೆ ಹೋದ್ಮೇಲೆ ಅಲ್ಲಿಗೆ ಒಂದು ನನಗೆ ಇನ್ನೂ ಆಟ ಇತ್ತು ಅಂತಂದರೆ ನನ್ನ ಮಕ್ಕಳನ್ನ ಚೆನ್ನಾಗಿ ಓದಿಸ್ಬೇಕು, ಇಲ್ಲಿದ್ರೂ ಪ್ರಾಬ್ಲಮ್ ಜಾಸ್ತಿ ಆಗುತ್ತೆ ಅಂತಂದ್ಬಿಟ್ಟು ನನ್ನ ತಾಯಿ ಸಪೋರ್ಟ್ ತಗೊಂಡು ನನ್ನ ತಾಯಿ ಜೊತೆ ನನ್ನ ಗೋಣಿಕೊಪ್ಪ ಇದ್ದೀನಿ. ಮೇಡಮ್, ಒಬ್ಬ ನನ್ನ ಮಗ ಫಸ್ಟ್ ಪಿ ಯು ಸಿ ಓದ್ತಿದ್ದಾನೆ, ಒಬ್ಬ ಎಸ್ ಎಲ್ ಸಿ ಓದ್ತಿದ್ದಾನೆ. ಆದರೂ ನಾನು ಇಲ್ಲಿ ಬರೋಕ್ಕೆ ಕಷ್ಟ ಆಗ್ಬೋದು, ಜನ ನೋಡ್ರಿ ಏನಾದರೂ ಹೇಳ್ಬೋದು, ಏ ಎಜುಕೇಷನ್ ಇಲ್ಲ ಅವಳಿಗೆ, ಏನಿಲ್ಲ, ಏನು ಕೊಯ್ತಿದ್ದಾಳೆ ಅಂತ ಏನಾದರೂ ಕಿಂಡಲ್ ಮಾಡ್ಬೋದು ಅನ್ನೋದು ಉದ್ದೇಶಕ್ಕೋಸ್ಕರ ನಾನು ಗೋಣಿಕೊಪ್ಪೆಯಿಂದ ಫೋನನ್ನು ಮಾಡ್ತಿದ್ದೀನಿ. ಆದರೂ ನನಗೆ ಇವಾಗ ನನ್ನ ತಾಯಿ ಇದ್ದಾರೆ, ಸಪೋರ್ಟ್ ತುಂಬ ಸಪೋರ್ಟ್ ಮಾಡ್ತಿದ್ದಾರೆ. ಯಾಕೆಂದರೆ ನೀನು ಕಲೀಲೇಬೇಕು, ನಮ್ಮ ಗಂಡನೂ ಸ್ವಲ್ಪ ಸಪೋರ್ಟಾಗಿದ್ದಾರೆ, ನೀನು ಕಲೀಲೇಬೇಕು, ಇಲ್ಲ ನನಗಾಗಲ್ಲ, ಓದಿಲ್ಲ, ಬರೋ ಗೊತ್ತಿಲ್ಲ, ಏನಾದರೂ ಹೇಳ್ಬೋದೇನೋ, ಹೋಗಲ್ಲ ನಂದೇ, ಇಲ್ಲ ನೀನು ಹೋಗಲೇಬೇಕು, ನೀನು ಚಾಲೆಂಜಾಗಿ ನಿಲ್ಲಲೇಬೇಕು, ನೀನು ಬ್ಯೂಟಿಷನ್ ಆಗಲೇಬೇಕು ಅನ್ನೋ ಹಠ ನಮ್ಮ ತಾಯಿಗೆ ಜಾಸ್ತಿ. ಅದರಿಂದ ನಾನಿದ್ದೀನಿ, ನೀನು ಮಾಡೇ ಮಾಡು ಅಂತ ಹೇಳಿ ನಮ್ಮ ತಾಯಿ ತುಂಬ ಸಪೋರ್ಟ್ ಕೊಡ್ತಿದ್ದಾರೆ ಮೇಡಮ್. ಅದಕ್ಕಾಗಿ ನಾನು ಮಾಡಲೇಬೇಕು ಅನ್ನೋ ಉದ್ದೇಶಕ್ಕೆ ನಾನು ಇಲ್ಲಿಗೆ ಬಂದೆ, ನಾನು ಕಲಿತಿದ್ದೀನಿ.
2: ಓಕೆ, ನಿಮ್ಮ ಊರು ಬಂದು ಬನ್ನಿಕುಪ್ಪೆ.
0: ಬನ್ನಿಕುಪ್ಪೆ,
2: ಬನ್ನಿಕುಪ್ಪೆಯಿಂದ ನೀವು ಒಂದು ಎಜುಕೇಷನ್ಗೋಸ್ಕರ
0: ಗೋಣಿಕೊಪ್ಪ ಇದ್ದೀನಿ.
2: ಈಗ ಇಲ್ಲಿಂದ ಹುಣಸೂರಿಗೆ ಗೋಣಿಕೊಪ್ಪ ಎಷ್ಟು ಕಿಲೋಮೀಟರ್ ಆಗುತ್ತೆ?
0: ಆಗುತ್ತೆ ಮೇಡಮ್, ಒಂದು 50-45 ಕಿಲೋಮೀಟರ್ ಇದೆ.
2: 50 ಕಿಲೋಮೀಟರ್ ದೂರ. ಈ 50 ಕಿಲೋಮೀಟರ್ ದೂರದಿಂದ ನೀವು ಈಗ ಪ್ರತಿದಿನ ಇಲ್ಲಿ
0: ಪ್ರತಿದಿನ
2: ಬ್ಯೂಟಿಷಿಯನ್ ತರಬೇತಿಯನ್ನು ಪಡ್ಕೋತಾ
0: ಇದ್ದೀವಿ.
2: ಹೇಗೆ ಗೊತ್ತಾಯ್ತು ಇಲ್ಲೊಂದು ತರಬೇತಿ ಕೊಡ್ತಾ ಇದ್ದಾರೆ ಅಂತ?
0: ನಾನು ಕಲೀಲೇಬೇಕು ಅಂತಂದ್ಬಿಟ್ಟು ಅಮೌಂಟ್ ಕಟ್ಟಿ ಕೋಟೆಗೆ ಒಂದು 3 ದಿನ ಅಪ್ ಆ್ಯಂಡ್ ಡೌನ್ ಮಾಡಿದೆ. ನಮ್ಮ ಯಜಮಾನ್ರು ಅಮೌಂಟ್ ಕಟ್ಟಿದ್ರು, ಕೋಟೆಗೆ ಅಪ್ ಆ್ಯಂಡ್ ಡೌನ್ ಮಾಡಿದೆ. ಅಲ್ಲಿ ನನಗೇನು ಅಡ್ಜಸ್ಟ್ ಆಗಲಿಲ್ಲ, ನಮ್ಮ ಫ್ಯಾಮಿಲಿ ಮನೆ ನೆಂಟರಿಗೆ ಹಬ್ಬಕ್ಕೆ ಹೋಗಿದ್ದೆ ಈ ಕಡೆ ಸೈಡು. ಅಲ್ಲೊಬ್ರು ಇಲ್ಲಿ ಕಲ್ತಿರೋರು ನಮ್ಮ ಜೊತೆ ಆಟೋದಲ್ಲೇ ಬಂದರು. ಆಟೋದಲ್ಲಿ ಬಂದಾಗ ಅವ್ರು ಹೇಳಿದ್ರು, ಎಲ್ಲೋಗಿ ಹೋಗ್ತಿದ್ದೀರಾ, ಯಾವ್ರವರು ಸ್ವಲ್ಪ ಸೀಟ್ ಕೊಡಿ ಅಂತ ಕೇಳಿದ್ರು. ಸೀಟ್ ಕೊಡಿ ಅಂತ ಹೇಳಿ ಕೊಟ್ಟೆ. ಎಲ್ಲಿಗೆ ಹೋಗ್ತಿರೋದು ನೀವು ಅಂತ ಕೇಳಿದ್ರು. ನನ್ನ ತಾಯಿ ನಾನು ಕೂತಿರ್ಬೇಕಾರೆ, ಈಗ ನಾನು ಬ್ಯೂಟಿಷನ್ ಕಲಿಯೋಕ್ಕೋಸ್ಕರ ಕೋಟೆಗೆ ಹೋಗ್ತಿದ್ದೀನಿ ಅಂತ ಹೇಳಿದೆ. ಅದಕ್ಕೆ ನೀವೇ ಕೋಟೆಗೆ ಹೋಗ್ತಿದ್ದೀರಾ, ಅದನ್ನು ಕಲಿಯೋಕ್ಕೆ ಇಲ್ಲೇ ಇದೆಯಲ್ಲ, ನಾವೆಲ್ಲ ಇಲ್ಲೇ ಕಲ್ತಿರೋದು. ನಾನು ಬ್ಯೂಟಿಷನು ಕಲ್ತು ಮತ್ತು ಟೈಲರಿಂಗು ಮಾಡಿದ್ದೀನಿ, ತುಂಬ ಚೆನ್ನಾಗಿದೆ ಅಲ್ಲಿ, ನೀವು ಅಲ್ಲಿಗಂಟ ಹೋಗಲೇಬೇಡಿ, ಬನ್ನಿ, ನಾನು ಕರ್ಕೊಂಡೋಗ್ಬೇಕಾದ್ರೆ ಸೇರಿಸ್ತೀನಿ ಅಂತ ಅವ್ರು ಹೇಳಿದ್ರು. ಅವ್ರ ಹತ್ರ ನಂಬರ್ ತಗೊಂಡೆ, ಅವ್ರು ನನ್ನ ನಂಬರ್ ತಗೊಂಡ್ರು. ಆವತ್ತಿನ ದಿನ ನಾನು ಕೋಟೆಗೆ ಹೋದೆ. ಕೋಟೆಗೆ ಹೋಗಿ ಹೋಟೆಲ್ 2 ದಿನ ಆಗಿತ್ತು ಇವ್ರು ಸಿಗುವಾಗ, ಅವತ್ತಿನ ದಿನ ಸೇರಿ 3 ದಿನ ಹೋಗಿ ಆಯಿತು. ಹೋಗಾದ್ಮೇಲೆ ನಾನು ಇವ್ರಿಗೆ ಫೋನ್ ಮಾಡಿದೆ, ಅವರೇ ಮಾಡೋ ಸ್ಟಾರ್ಟ್ ಮಾಡಿದ್ರು. ಯಾರು ಅವ್ರನ್ನ ಕೈ ಸಿಕ್ಕಿದ್ರಲ್ಲ ಅವರು, ಬನ್ನಿ ನಾನು ಕರ್ಕೊಂಡೋಗ್ತೀನಿ ಅಂತಂದ್ಬಿಟ್ಟು ಪಲ್ಯ ಮೇಡಮ್ ಜೊತೆ ಮಾತಾಡಿದ್ರಂತೆ. ಬೇಡ ಬೇಡ, ನಮ್ಮದು ಫ್ರೀ ಇದಾಗಿದೆಲ್ಲ, ಚೆನ್ನಾಗಿ ನಾವು ಕಲಿಸ್ಕೊಡ್ತೀವಿ, ಬರೋಕ್ಕೆ ಹೇಳಬೇಕಂದ್ರೆ ಕಲಿತೀನಿ ಅನ್ನೋ ಇಂಟ್ರೆಸ್ಟ್ ಇದ್ದರೆ ಬರೋಕ್ಕೆ ಹೇಳಿ ಅಂತ ಪಲ್ಯ ಮೇಡಮ್ ಹೇಳಿದ್ರಂತೆ. ಆವಾಗ ನಾನು ಅವ್ರನ್ನ ಕರ್ಕೊಂಡು ಕಾಂಟ್ಯಾಕ್ಟ್ ಇದ್ದೆ ಮೇಡಮ್ ಹತ್ರ ಬಂದೆ. ಮೇಡಮ್ ಹತ್ರ ಬಂದಾಗ, ಸರಿ ನೀನು ಮಾಡ್ತೀನಿ, ನಾನು ಇಂಟ್ರೆಸ್ಟ್ ಇದ್ದರೆ ಮಾಡಿ, ಚೆನ್ನಾಗಿ ಎಜುಕೇಷನ್ ಕೊಡ್ತೀನಿ, ನನಗೆ ಹೇಳ್ದೆ ಇರೋದು ನನಗೆ ಓದೋಕ್ಕೆಲ್ಲ ಬರೋದಿಲ್ಲ ಮೇಡಮ್ ಅಂತ. ನಿಮಗೆ ತಲೆಯಲ್ಲಿ ಅರ್ಥ ಆದರೆ ಸಾಕು, ಅರ್ಥ ಮಾಡ್ಕೊಂಡು ನೀವು ಮುಂದೆ ಹೋಯ್ತೀನಿ ಅನ್ನೋ ಶಕ್ತಿ ನಿಮಗಿದ್ರೆ ನೀವು ಮಾಡಿ ಅಂತ ಹೇಳುವಾಗ, ನಾನು ಮಾಡ್ತೀನಿ ಅನ್ನೋ ಧೈರ್ಯದಿಂದ ನಾನು ಇಲ್ಲಿ ಸೇರ್ಕೊಂಡು.
2: ಶಿಕ್ಷಣ ಪಡ್ಕೊಂಡಿದ್ದೀರಿ ನೀವು?
0: ಎಜುಕೇಷನ್ ನಾನು ಓದೇ ಇಲ್ಲ ಮೇಡಮ್,
2: ಓದೇ
0: 3-4 ಕ್ಲಾಸ್ ಗಂಟ ಓದಿದೆ ಅಷ್ಟೇ. ನನಗೆ ಆದರೂ ನನ್ನ ತಲೆಯಲ್ಲಿ ಏನೂ ಓಡಲ್ಲ, ಅಂದರೆ ಏನು ನೋಡ್ತೀನಿ ಕಣ್ಣಲ್ಲಿ ನೋಡಿದ್ನ ಕೈಯಲ್ಲಿ ಮಾಡ್ತೀನಿ. ಇದ್ರ ಹೋಮ್ ನರ್ಸಿಂಗ್ ಹೋಯ್ತಿದ್ನಲ್ಲ, ಅಲ್ಲೂ ಅಷ್ಟೇ, ಪ್ರತಿಯೊಂದು ಶುಗರ್ ಬಿ ಪಿ ಪ್ರತಿಯೊಂದು ಚೆಕ್ ಮಾಡ್ತಿದ್ದೆ. ಪೇಷೆಂಟ್ಗೆ ಮೆಡಿಸಿನ್ ಯಾವ ಟೈಮಿಗೆ ಕೊಡಬೇಕು, ಯಾವ ಟೈಮ್ಗೆ ಇದು ಮಾಡಬೇಕು, ಅವ್ರನ್ನ ಯಾವ ಥರ ನೋಡಬೇಕು ಅನ್ನೋ ಥರ ಎಲ್ಲ ಗೊತ್ತಿತ್ತು, ಗೊತ್ತಾಯಿತ್ತು. ಹಂಗೆ ಇದ್ರಲ್ಲೂ ನನಗೆ ಮಾಡ್ಬೋದು, ಅಲ್ಲೇ ಇಷ್ಟು ಮಾಡೋದಂತೆ ಪೇಷೆಂಟ್ ನೋಡಬೇಕಾದ್ರೆ. ಒಂಚೂರು ಹೆಚ್ಚು ಕಮ್ಮಿ ಇದ್ರೆ ಪ್ರಾಬ್ಲಮ್ ಅವ್ರು ನಮ್ಮ ತಲೆ ಮೇಲೆ ಬರೋಂಥ ಇದರಲ್ಲೇ ನಾನು ಮಾಡಿದ್ದೀನಿ, ಇದ್ರಲ್ಲಿ ನಾನು ಮಾಡೋಕ್ಕಾಗಲ್ವಾ, ಮಾಡೋಣ ಅಂತ ಅಂದ್ಬಿಟ್ಟು ಧೈರ್ಯದಿಂದ ಇಲ್ಲಿ ಬಂದು ನಾನು ಮಾಡ್ತಿದ್ದೀನಿ.
2: ಅಂದರೆ ಈಗ ಅಲ್ಲಿ ಕೆಲಸ ಏನಕ್ಕೆ ಬಿಟ್ರಿ ಹೋಮ್ ನರ್ಸ್ ಆಗಿ ಕೆಲಸ?
0: ಮೇಡಮ್, ಅದು ಹೋಮ್ ನರ್ಸಾಗಿ ನಾನು ಹೊರಗಡೆ ಮಾಡ್ತಿದ್ದೀನಿ. ಈಗ ಮಗ ಫಸ್ಟ್ ಪಿಪ್ಸಿ ಇವನು ಎಸ್ ಎಲ್ ಸಿ ಓದ್ತಿದ್ದಾನೆ. ಈ ಕಡೆ ಮುಂದೆ ಮುಗಿತಿದ್ದಂಗೆ ಕ್ಲಾಸ್, ಈ ಕಡೆ ಸೆಟ್ಲ್ ಮಾಡ್ಕೊಳ್ವ. ಯಾವಾಗಲೂ ನನಗೆ ಅದೇನು ಶಾಶ್ವತ ಏನಲ್ವಲ್ಲ, ಯಾವಾಗಲೂ ಆಲ್ಟಾಗು ಉಳ್ಕೋಬೇಕು, ಅಪ್ ಆ್ಯಂಡ್ ಡೌನು ಮಾಡಬೇಕು. ಅಪ್ ಆ್ಯಂಡ್ ಡೌನ್ ಮಾಡಿದ್ರೆ ನೈಟ್ ಹೋಗಲೇಬೇಕು, ಬೇರೆಯವ್ರ ಮನೇಲಿ ಮಾಡ್ತೀನಿ ಅಂದರೆ ನಾವು ಅಲ್ಲೇ ಉಳ್ಕೋಬೇಕು, ಮಕ್ಕಳನ್ನ ನೋಡೋಕ್ಕಾಗಲ್ಲ. ತಿಂಗಳಿಗೆ 2-3 ದಿನ ರಜೆ ಇರುತ್ತೆ, ತುಂಬ ಹಿಂಸೆ ಆಯ್ತಿದ್ದು. ಆದ್ದರಿಂದ ನಾನು ಇದನ್ನು ಕಲಿತ್ರೆ ನಾನೇ ಓನಾಗಿ ನಂದು ಸ್ವಂತ ಅಂತ ಇರುತ್ತಲ್ವ ಅನ್ನೋದಕ್ಕೋಸ್ಕರ ನಾನು ಇಲ್ಲಿಗೆ
2: ಕೆಲಸ ಮಾಡ್ತಾ ಇದ್ದೀನಿ.
0: ಇಲ್ಲೇ ಬಿಟ್ಬಿಟ್ಟೆ ಮೇಡಮ್, 1-2 ತಿಂಗಳಾಗಿ ಬಿಟ್ಟೆ. ಇದೇ ಮಾಡಲೇಬೇಕು ಅನ್ನೋ ಆಟದಿಂದನೇ ಅಮೌಂಟ್ ಕಟ್ಟಿದ್ದು ಬೇರೆ ಕಡೆ.
2: ಓಕೆ, ಅಲ್ಲಿ ಬಿಟ್ಟು ಇಲ್ಲಿ ನೀವು ಜಾಯ್ನ್ ಆಗಿದ್ದು?
0: ಜಾಯ್ನ್ ಆಗಿದ್ದೀನಿ.
2: ತರಬೇತಿಯನ್ನು
0: ಪಡ್ಕೊಳ್ತಿದ್ದೀನಿ.
2: ಈಗ ಬಂದು ಎಷ್ಟು ದಿನ ಆಯಿತು?
0: ಈಗ 2 ತಿಂಗಳಾಯ್ತು ಮೇಡಮ್.
2: 2 ತಿಂಗಳು? 2 ತಿಂಗಳಿಂದ ಏನೇನಲ್ಲ?
0: 2 ತಿಂಗಳಿಂದ ಐಬ್ರೋ, ಪೆಡಿಕೇರ್, ಮಿನಿಕೇರು, ವ್ಯಾಕ್ಸಿನ್, ಫೇಷಲ್ಲು, ಕಟ್ಟಿಂಗು, ಏರ್ ಕಟ್ಟಿಂಗು ಎಲ್ಲ ಕಲ್ತಿದ್ದೀನಿ ಮೇಡಮ್.
2: ಸೊ 3 ತಿಂಗಳು ತರಬೇತಿ ಮುಗಿದ ನಂತರ ಒಬ್ಬ ಉತ್ತಮ ಬ್ಯೂಟಿಷಿಯನ್
0: ಆಗಬೇಕು ಅನ್ನೋ ಆಸೆ ಇದೆ ಮೇಡಮ್.
2: ನೆಕ್ಸ್ಟ್ ನಿಮ್ಮ ಒಂದು ಗುರಿ ಉದ್ದೇಶನ ತಿಳಿಸೋದಾದ್ರೆ ಮೇಡಮ್?
0: ಗುರಿ ಉದ್ದೇಶನ ತಿಳಿಸೋದಾದ್ರೆ ಅದೇ, ನಮ್ಮ ನನಗೂ ಮಕ್ಕಳ ಈಗ ಸ್ವಂತ ಓನ ಅಂಗಡಿ ಇಡಲೇಬೇಕು ಅನ್ನೋ ನನ್ನ ತಲೆಯಲ್ಲಿ ಇಡ್ಬಿಟ್ಟಿದೆ. ಈಗ 15-1 ವಾರದಿಂದ ಜಾಸ್ತಿ ನನ್ನ ತಲೆಗೆ ಆಗ್ಬಿಟ್ಟಿದೆ, ಇಷ್ಟು ದಿನ ಗೊತ್ತಿರಲಿಲ್ಲ. ಈಗ ನನ್ನ ಇದರಲ್ಲಿ ನಾನು ಮಾಡ್ತೀನಿ ಅನ್ನೋ ಶಕ್ತಿ ನನ್ನ ತಲೆಯಲ್ಲಿ ಬಂದುಬಿಟ್ಟಿದೆ ನನ್ನ ತಲೆಯಲ್ಲಿ. ಅದರಿಂದ ಇವು ಮನೇಲಿ ಕೂತ್ಕೊಂಡ್ರೆ, ಓ ನಾನು ಮರ್ತೋಗ್ಬಿಡ್ತೀನೇನೋ, ನಾನು ಮರ್ತೋಗ್ಬಿಡ್ತೀನೇನೋ, ಇಲ್ಲ ನೀವು ಮಾಡ್ಕೊಳ್ಳೇಬೇಕು ಅಂತ ನಮ್ಮಮ್ಮನ್ನ ಮತ್ತು ನಮ್ಮ ಅಪ್ಪ ಇಲ್ಲ ನಮ್ಮಮ್ಮನ್ನ ನಮ್ಮ ಯಜಮಾನ್ರ ತುಂಬ ನಾನು ಇದು ಮಾಡ್ತಿದ್ದೀನಿ.

0: ಮಾಡಲೇಬೇಕು, ನಾನು ಮಾಡಲ್ಲ ಅಂತ ಹೇಳಿದ್ರು, ನೀವು ಕಳಿಸಿದಿರಾ, ಇವಾಗ ನನಗೆ ಅರ್ಜೆಂಟು, ನಾನು ಅಲ್ಲಿ ಕೆಲಸ ಬಿಡ್ತಿದ್ದಂಗೆ ನನಗೆ ಯಾವುದಾದ್ರು ಒಂದು ಅಂಗಡಿ ಶಾಪ್ ಹುಡುಕಿ ಸ್ವಂತ ನನಗೆ ಹೆಲ್ಪ್ ಮಾಡಲೇಬೇಕು ನೀವು, ಇಲ್ಲ ನಾನು ಕಲ್ತಿದ್ದು ವೇಸ್ಟ್ ಆಗುತ್ತೆ, ಮಾಡಲೇಬೇಕು ಅಂತ ಇದ್ದೀನಿ. ಮಾಡಬೇಕು ಅಂದರೆ ನನ್ನದು ನನ್ನ ಸ್ವಂತ ಅಂತ ಇದ್ದಾಗ ನನ್ನ ಮಕ್ಕಳಿಗೆ ಇನ್ನೂ ಸ್ವಲ್ಪ ಜಾಸ್ತಿ ಎಜುಕೇಷನ್ ಕೊಡಿಸ್ಬೋದು ಅನ್ನೋ ಆಸೆ ನನಗಿದೆ.
1: ಅಂದರೆ ಒಟ್ಟಾರೆ ನೀವು ಈಗ ಸ್ವಂತ ಒಂದು
0: ಪಾರ್ಲರ್ ಇಡಬೇಕು,
1: ಪಾರ್ಲರ್ ಇಟ್ಟು ಬಿಸ್ನೆಸ್ನ ಆರಂಭ ಮಾಡಿ ಮಕ್ಕಳಿಗೆ ಉತ್ತಮ ಶಿಕ್ಷಣ ಕೊಡಬೇಕು ಅನ್ನೋ ಗುರಿ ಉದ್ದೇಶನ ಇಟ್ಕೊಂಡು.

0: ಸೊ ಸ್ಥಳೀಯ ಮಹಿಳೆಯರಿಗೆ ಅನುಕೂಲ ಆಗಲಿ ಅನ್ನೋ ಒಂದು ದೃಷ್ಟಿಯಿಂದ ನಾನಾ ರೀತಿಯ ತರಬೇತಿಯನ್ನ ಕೊಡ್ತಾ ಇದ್ರೆ ಇದ್ರ ಬಗ್ಗೆ
1: ಅದನ್ನು ಮೇಡಮ್ ನಮಗೂ ಏನು ಆಸೆ ಅಂದ್ರೆ ನಾವು ಕಲ್ತಂಗೆ ನಮ್ಮ ಅಕ್ಕಪಕ್ಕದವರು ಸ್ವಲ್ಪ ಏನು ಮಾಡದೆ ಮನೇಲಿ ಇರೋಂತ ಅವ್ರಿಗೆ ಸುಮ್ಮನೆ ಯಾಕೆ ಕೂತ್ಕೋತೀರಾ, ಬನ್ನಿ ಮಾಡಿ, ನಾನು ಮಾಡಿವಾಗ ಇಷ್ಟು ಬಂತಾ ಇದ್ದೀನಿ ಮುಂದಕ್ಕೆ, ನೀವು ಅದೇ ಥರ ಆಗ್ಬೋದೇನೋ, ಸುಮ್ಮನೆ ಮನೇಲಿ ಕೂತ್ಕೊಂಡು ವೇಸ್ಟಾಗಿ ಅವರಿರೋ ಸುದ್ದಿ ಮಾತಾಡೋದಕ್ಕಿಂತ ಹೆಚ್ಚಾಗಿ ನಮ್ಮದೇ ಒಂದಂಥ ಕೆಲಸ ಇರೋದು ಪಡ್ಕೊಂಡ್ರೆ ಆ ಕಡೆ ಫೋಕಸ್ ಮಾಡ್ಬೋದು ನಾವು, ಈ ಕಡೆ ಯಾವುದೂ ಇರಲ್ಲ, ನಮ್ಮ ಮಕ್ಕಳು ನಮ್ಮ ಗಂಡ ಅಂತ ಇರ್ಬೋದು, ಬನ್ನಿ ನೀವು ಸೇರಿ ಒಳ್ಳೆ ಎಜುಕೇಶನ್ ಇದೆ, ಟೈಲರಿಂಗ್ ಇದೆ, ಬ್ಯೂಟಿಷಿಯನ್ ಇದೆ, ಮಾಡಿ, ಅದ್ರ ಕಡೆಯಿಂದ ಸಪೋರ್ಟ್ ತುಂಬ ಸಪೋರ್ಟ್ ಇದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ.
0: ಇದಕ್ಕೆಲ್ಲ ಕುಟುಂಬದ ಸಹಕಾರಿ ಇದೆ ನಿಮ್ಮ
1: ತುಂಬ ಚೆನ್ನಾಗಿದೆ? ಯಾರು ನನಗೆ ಮೇಡಮ್, ನನಗೆ ತುಂಬ ಚೆನ್ನಾಗಿದೆ. ನಮ್ಮ ಹಸ್ಬೆಂಡು ಇವಾಗ ಸಪೋರ್ಟ್ ಮಾಡ್ತಾ ಇದ್ದಾರೆ, ಫಸ್ಟ್ ಏನು ಸಪೋರ್ಟ್ ಮಾಡ್ತಿರ್ಲಿಲ್ಲ, ಅದಕ್ಕೋಸ್ಕರ ಗೋಣಿಕೊಪ್ಪ ಹೋಗಿದ್ದು, ಮಕ್ಕಳನ್ನ ಅರ್ಧದ್ರಲ್ಲಿ ಬಿಡಬಾರ್ದು ಅಂದ್ಬಿಟ್ಟು. ನಮ್ಮಮ್ಮ ಅದಕ್ಕಿಂತ ಜಾಸ್ತಿ ಸಪೋರ್ಟ್ ನಮ್ಮ ಅಮ್ಮ ಇದ್ದಾರೆ, ನಮ್ಮ ಅಮ್ಮಗೆ ನಾನು ಒಬ್ಬಳೆ ಮಗಳು, ಅದರಿಂದ ನಮ್ಮ ಅಮ್ಮನೇ ತುಂಬ ನಂಗೆ ಸಪೋರ್ಟ್ ಮಾಡ್ತಿರೋದು, ಮಕ್ಕಳಿಗೆ ಆಗಲಿ ನನಗೆ ಆಗಲಿ ಎಲ್ಲ ತುಂಬ ಸಪೋರ್ಟ್ ಮಾಡ್ತಿದ್ದಾರೆ. ಮೇಡಮ್ ಏನು ಮಾಡ್ತೀನಿ ಅಂತಂದ್ರೆ ಅವ್ರು ಹೆಲ್ಪ್ ಮಾಡ್ತೀನಿ ಅನ್ನೋ ಸಕ್ತಿ ಅವರಿಗಿದೆ.
0: ಏನೆಲ್ಲ ಸವಾಲುಗಳನ್ನ ಎದುರಿಸ್ತಾ ಇದ್ದೀರಿ ಮೇಡಮ್?
1: ಸವಾಲುಗಳು ಅಂತಂದರೆ ಮೇಡಮ್, ನನಗೆ ಊರಲ್ಲಿ ನನ್ನ ಸಂಬಂಧಪಟ್ಟಂಥರ ಅದೇ ಫ್ಯಾಮಿಲಿ, ಗಂಡನ ಕಡೆ ಫ್ಯಾಮಿಲಿ ಇರ್ತಾರಲ್ಲ, ಅವರು ಇವ್ರಿಗೂ ಏನು ಆಗಬಾರ್ದು, ನಮಗಿಂತ ಮೇಲೆ ಬರಬಾರ್ದು. ಅವರು ಟೈಲರಿಂಗ್ ಮಾಡ್ತಿದ್ದಾರೆ ಅವರು, ಆದರೆ ಅವ್ರು ನನಗಿಂತ ಮೇಲೆ ಬರಬಾರ್ದು. ಇವತ್ತು ಹೆಂಗಿದ್ದಾರೆ ಹೊರಗಡೆ ಆಚೆ, ಅದೇ ಥರ ಆಚೆನೇ ಇರಬೇಕು ಅವಳು ಅನ್ನೋ ಇದರಲ್ಲಿ ಅವರಿದ್ದಾರೆ. ನಾನು ಇಲ್ಲ, ನನ್ನಂತೆ ನಾನು ಪಡ್ಕೊಂಡು ನನ್ನ ಮಕ್ಕಳನ್ನ ಓದಿಸ್ಕೊಂಡು ನಾನು ಊರಲ್ಲೇ ಚಾಲೆಂಜ್ ಆಗಿ ಇರಲೇಬೇಕು ಅಂತ ಚಾಲೆಂಜ್ ಮಾಡಿ ನಾನು ಇವಾಗ ನನ್ನ ತಲೆಯಲ್ಲೆಲ್ಲ ಇಟ್ಕೊಂಡು ಜಮೀನು ಮಾಡ್ತಿರ್ಲಿಲ್ಲ, 17 ವರ್ಷ ಆಗಿತ್ತು ಜಮೀನು ಮಾಡ್ತಿರ್ಲಿಲ್ಲ, ಮನೇಲಿ ಮೈದಾವರೇ ಮಾಡ್ತಿದ್ರು, ನನಗೇನು ಕೊಡ್ತಾ ಇರಲಿಲ್ಲ. ಈ ವರ್ಷ ನಾನು ಚಾಲೆಂಜಾಗಿ ತಗೊಂಡು ನನ್ನ ಗಂಡನ ಸೈಡಲ್ಲಿಟ್ಟು ನಾನು ಹೋಗಿ ಧೈರ್ಯದಲ್ಲಿ ಮಾತಾಡಿ, ನೀವು ಇಷ್ಟು ವರ್ಷ ಮಾಡಿದ್ದೀರಲ್ಲ ಅದೆಲ್ಲ ತಗೊಂಡು ನಾನು ಮಾಡಿಕೊಂಡು 3 ವರ್ಷ ನಾನು ಮಾಡ್ತೀನಿ, ನೀವು 17 ವರ್ಷ ಮಾಡಿದಿರ, ನೀವು ಮಾಡಬೇಡಿ, ನಾನು ಮಾಡ್ಕೋತೀನಿ ಅನ್ನೋ ಚಾಲೆಂಜಲ್ಲಿ ಆರಂಭ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಸಿದ್ದೀನಿ ಮೇಡಮ್. ಮನೆ ಕೀಳಿಸಿದ್ದೀನಿ, ಮನೇನ ಈಗ ಒಂದೆರಡು ತಿಂಗಳಿಂದೀಚೆಗೆ ಮನೇನೂ ಕೀಳಿಸಿ ಬೇರೆಯವ್ರ ಮನೆ ಹತ್ರ ಬಾಡಿಗೆ ಮಾಡಿ ಇಟ್ಕೊಂಡು ಚಾಲೆಂಜ್ ಆಗಿ ನಿಂತಿದ್ದೀನಿ ಮೇಡಮ್ ಅವ್ರ ಮುಂದೆ. ಅವರು ಅನ್ಕೊಂಡಿದಾರಂತೆ, ಎಷ್ಟೋ ಜನ ಹೇಳಿದ್ರು ಅವಳು ಬರಲ್ಲ ಈ ಕಡೆ ಅನ್ಕೊಂಡಿದ್ದೋ, ಆದರೂ ಗಂಡನ್ನ ಸರಿ ಮಾಡಿ ಈ ಕಡೆ ಬರೋಷ್ಟು ಇದ್ರಲ್ಲಿ ಇದ್ದಾಳೆ ಅಂತಂದರೆ ಅವಳನ್ನ ಬಿಟ್ಕೊಡ್ಬಾರ್ದು ಅಂತ ಇದ್ದಾರೆ. ಆದರೆ ಮೇಡಮ್ ನಾನು ಬಿಟ್ಕೊಡಲ್ಲ, ನಾನು ಚಾಲೆಂಜ್ ಆಗಿ ನಾನು ಬದುಕೇ ಬದುಕ್ತೀನಿ ಮೇಡಮ್, ನನಗೊಂದಿದೆ ಒಳ್ಳೇದೊಂದು ಆದರೆ
0: ಸಾಕಷ್ಟು ಸವಾಲುಗಳು
1: ಪಡ್ಕೋಬೇಕು
0: ಅಲ್ಲೇ
1: ಆರಂಭ ಮಾಡಬೇಕು ಅನ್ನೋ ಆಸಕ್ತಿ ಇದೆ.
0: ಕೊನೆಯದಾಗಿ ನಮ್ಮ ಜನಧ್ವನಿ ಕೇಳುಗರಿಗೆ ಅಥವಾ ಮಹಿಳೆಯರಿಗೆ ನಿಮ್ಮ ಕಿವಿ ಮಾತು ಅಥವಾ ಸಂದೇಶನ ತಿಳಿಸೋದಾದ್ರೆ ಮೇಡಮ್?
1: ಅದೇ ಮೇಡಮ್, ಇದೇ ವಿಷಯ ಹೇಳ್ತೀನಿ ಅವ್ರಿಗೆ, ಚೆನ್ನಾಗಿದೆ ಎಜುಕೇಶನ್ ಕೊಡ್ತಾರೆ, ಬಂದು ಸೇರಿ ಮಾಡಿ ಅಂತ ಹೇಳಿ.
0: ಭಾಳ ಸಂತೋಷ ಮೇಡಮ್ ಇಷ್ಟೊತ್ತು ನಮ್ಮ ಜೊತೆ ಇದ್ದು ನಿಮ್ಮ ತರಬೇತಿಯ ಅನುಭವ ಜೊತೆಗೆ ವೈಯಕ್ತಿಕ ಜೀವನದ ಅನುಭವವನ್ನು ಹಂಚ್ಕೊಳ್ಳೋದಕ್ಕೆ ಧನ್ಯವಾದ.
1: ಸರಿ ಮೇಡಮ್, ನಾನು ಯಾರ ಜೊತೆ ಹಂಚ್ಕೊಂಡಿರಲಿಲ್ಲ, ಅದು ನಿಮ್ಮ ಜೊತೆನೇ ಹಂಚ್ಕೊಂಡೆ ಮೇಡಮ್.
0: ಧನ್ಯವಾದ.
1: ಸರಿ ಮೇಡಮ್.
0: ಮೇಡಮ್ ನಮಸ್ತೆ.
2: ನಮಸ್ತೆ ಮ್ಯಾಮ್.
0: ನಿಮ್ಮ ಹೆಸರು?
2: ನನ್ನ ಹೆಸರು ಚಂದ್ರಿಕಾ ಅಂತ. ನಾನು ಮೂರು ಹುಣಸರು. ನಾನು ಓದಿರೋದು ಸೆಕೆಂಡ್ ಇಯರ್ ಡಿಗ್ರಿ ಓದಿದ್ದೀನಿ, ಫೈನಲ್ ಇಯರ್ ಮಾಡಿಲ್ಲ. ನನ್ನ ಮನೇಲಿ 4 ಜನ ಇದ್ದಾರೆ, ನನ್ನ ಅಪ್ಪ ಅಮ್ಮ, ನನ್ನ ತಮ್ಮ, ನಾನು.
0: ಓಕೆ, ಯಾಕೆ ಡಿಗ್ರಿ ಕಂಪ್ಲೀಟ್ ಆಗಲಿಲ್ಲ?
2: ಅದು ಮನೇಲಿ ಒಂದು ಸ್ವಲ್ಪ ಪ್ರಾಬ್ಲಮ್ ಇತ್ತು, ಅದಕ್ಕೆ ಕಂಪ್ಲೀಟ್ ಆಗಲಿಲ್ಲ.
0: ತದನಂತರದಲ್ಲಿ ಏನು ಮಾಡ್ತಾ ಇದ್ರಿ?
2: ಮನೇಲೇ ಇದ್ದೆ ಮ್ಯಾಮ್.
0: ಮನೇಲೇ ಇದ್ದೆ. ಬ್ಯೂಟಿಷಿಯನ್ ತರಬೇತಿಯನ್ನು ಪಡ್ಕೋಬೇಕು ಅಂತ ಯಾಕೆ ಅನ್ನಿಸ್ತು
2: ಅಂತ ಅಂದರೆ, ಅದು ನಮ್ಮ ಬ್ಯೂಟಿಷಿಯನ್ ತರಬೇತಿ ಇಲ್ಲಿದೆ ಅಂತ ನಮ್ಗೆ ಗೊತ್ತಿರಲಿಲ್ಲ. ಅದು ನನ್ನ ಮದುವೆ ಆಗ ಹುಡುಗ ಫಿಕ್ಸ್ ಆಗಿದೆ, ಅವರು ಗದ್ದಲಿರೋದು. ಪಲ್ಲವಿ ಮ್ಯಾಮ್ ಅವ್ರಿಗೆ ಪರಿಚಯ ಇದೆ, ಅವರು ನನಗೆ ಇನ್ಫಾರ್ಮ್ ಮಾಡಿದ್ರು ಹಿಂಗೆ ಬ್ಯೂಟಿಷಿಯನ್ ಕ್ಲಾಸ್ ಮಾಡ್ತಾರೆ ಅಂತ. ಅದರಿಂದ ನನಗೆ ಗೊತ್ತಾಯಿತು ಮ್ಯಾಮ್.
0: ಡಿಗ್ರಿ ಇನ್ಕಂಪ್ಲೀಟ್ ಆಯಿತು, ಮನೆಯಲ್ಲೇ ಇದ್ದರೆ, ಸೊ ಮದುವೆ ಫಿಕ್ಸ್ ಆಗಿದೆ, ಮದುವೆ ಆಗೋ ಹುಡುಗ ನಿಮ್ಮನ್ನು ಇಲ್ಲಿ ಜಾಯಿನ್ ಮಾಡಿಸಿದ್ದಾರೆ.
2: ಹೌದು.
0: ಸೊ 2.5 ತಿಂಗಳಾಯಿತು ಬಂದು ಜಾಯಿನ್.
2: ಹೌದು.
0: ಏನೆಲ್ಲ ಕಲ್ತಿದ್ದೀರಿ
2: ಮ್ಯಾಮ್? ಮೆಹೆಂದಿ, ಮತ್ತು ಐಬ್ರೋ ಮಾಡೋದು, ಬ್ಲೀಚು, ಡಿಟೈನು, ಫೇಶಿಯಲ್ಲು, ಆಮೇಲೆ ಮೆಡಿಕೇರ್ ಪೆಡಿಕ್ಯೂರು, ಹೇರ್ ಸ್ಟೈಲು ಎಲ್ಲ ಕಲ್ತಿದ್ದೀನಿ.
0: ಆಸಕ್ತಿ ಇತ್ತ ಮೇಡಮ್ ಬ್ಯೂಟಿಷಿಯನ್?
2: ಹೌದು ಮ್ಯಾಮ್, ನನಗೆ ಆವಾಗಲಿಂದ ಬ್ಯೂಟಿಷಿಯನ್ ಮಾಡಬೇಕು ಅಂತ ಆಸಕ್ತಿ ಆವಾಗಲಿಂದ ಇತ್ತು, ಅದಕ್ಕೆ ಇಂಟ್ರೆಸ್ಟ್ ಇತ್ತಲ್ಲ ಅಂತ ಅಂದ್ಬಿಟ್ಟು ಸೇರ್ಕೊಂಡು ಮಾಡ್ತೀವಿ.
0: ಅಂದರೆ ಅವ್ರ ಜೊತೆಗೆ ನೀವು ಹಂಚ್ಕೊಂಡ್ರ ಹಿಂಗಿದೆ ನನ್ನ ಇಂಟ್ರೆಸ್ಟ್? ಹೌದು. ಇಲ್ಲ, ಅವರಿಗೆ ಆಸಕ್ತಿ ಇಲ್ಲ,
2: ನನಗೆ ಇಂಟ್ರೆಸ್ಟ್ ಇತ್ತು ಆವಾಗಲಿಂದ, ನಾನು ಹೇಳ್ಕೊಂಡಿದ್ದೆ ಅವರಿಗೆ, ಅದಕ್ಕೇ ಹಿಂಗೆ ಇಂಟ್ರೆಸ್ಟ್ ಇದೆ ಅಂತ ಹೇಳಿದಲ್ಲ, ಹಿಂಗಿದೆ ಹೋಗಿ ಮಾಡು ಅಂತ ಅವ್ರು ಹೇಳಿದರು.
0: ಸೊ ಇಲ್ಲಿ ಅನುಕೂಲಗಳ ಬಗ್ಗೆ ನೀವು ಹೇಳ್ಕೊಳ್ಳೋದತ್ರ ಮೇಡಮ್, ಏನೆಲ್ಲ ಸೇಫ್ಟಿ ಇದೆ ಹೆಣ್ಣು ಮಕ್ಕಳಿಗೆ?
2: ಮ್ಯಾಮ್ ಚೆನ್ನಾಗಿ ಹೇಳ್ಕೊಡ್ತಾರೆ, ಮತ್ತು ನಮ್ಗೆ ಅರ್ಥ ಆಗಲಿಲ್ಲ ಪುನಃ ಕೇಳಿದ್ರು ನಮಗೆ ಪದೇ ಪದೇ ಹೇಳ್ಕೊಡ್ತಿರ್ತಾರೆ. ನಾವು ಹೇಳ್ಕೊಡಲ್ಲ ಅಂತ ಏನಿಲ್ಲ, ಚೆನ್ನಾಗಿ ಹೇಳ್ಕೊಡ್ತಾರೆ. ಚೆನ್ನಾಗಿ ತರಬೇತಿ ಪಡ್ಕೊಂಡು ಮುಂದೆ ಪಾರ್ಲರ್ ಮಾಡ್ಬೋದು,
0: ಮಾಡಬೇಕು ಅಂತ
2: ಮಾಡಬೇಕು.
0: ಕುಟುಂಬದ ಸಹಕಾರ ಹೇಗಿದೆ ಇದಕ್ಕೆ?
2: ಚೆನ್ನಾಗಿದೆ ಮ್ಯಾಮ್, ಅವರು ಸಹಕಾರ ಮಾಡ್ತಾರೆ, ಹುಡುಗನ ಮನೆಯಿಂದ ಸಹಕಾರ ಮಾಡ್ತಾರೆ.
0: ಈಗ VLLC ಸೆಂಟ್ರಲ್ಲಿ ಬಂದು ಟ್ರೈನಿಂಗ್ನ ಕೊಡ್ತಾ ಇದ್ದೆ, ಅಷ್ಟು ಅನುಕೂಲ ಆಗ್ತಾ ಇದೆ?
2: ತುಂಬ ಅನುಕೂಲ ಆಗ್ತಿದೆ ಮ್ಯಾಮ್. ಮುಂದೆ ಏನಾದರೂ ಪಾರ್ಲರ್ ಇಟ್ಟು ಬೇರೆ ಕೈ ಕೆಳಗಡೆ ನಾವು ಇರಬಾರ್ದು, ನಮ್ಮದೇ ಸ್ವಂತ ಮಾಡ್ಕೊಂಡು ಹೋಗ್ಬೋದು ಅಂತ ಇದೆ.

0: ಒಬ್ಬ ಉತ್ತಮ ಬ್ಯೂಟಿಷಿಯನ್ ಆಗಿ ಈ 3 ತಿಂಗಳ ತರಬೇತಿ ಮುಗಿದ ನಂತರ ಬರ್ತೀನಿ, ಹೊರ ಹೊಂದ್ತೀನಿ ಅಂತ ಅನ್ಸುತ್ತೆ
1: ಅನ್ಸುತ್ತೆ.
0: ಸೊ ನಿಮ್ ತರನೇ ಹಲವಾರು ಯುವತಿಯರು, ಯುವಕರು ಅಥವಾ ಮಹಿಳೆಯರು ಈ ತರ ಒಂದು ತರಬೇತಿಯನ್ನ ಪಡ್ಕೊಂಡು ಸ್ವ ಉದ್ಯೋಗ ಮಾಡಿ ಅಥವಾ ಆರ್ಥಿಕವಾಗಿ ಸಬಲ ಆಗ್ಬೇಕು ಅಂತ ಇರುವಂತ ಮಹಿಳೆಯರಿಗೆ ಆಗಿ ಯುವತಿಯರಿಗೆ ಆಗಿ ನಿಮ್ಮ ಒಂದು ಕಿವಿ ಮಾತನ್ನ ತಿಳಿಸಿ.
1: ಎಜುಕೇಶನ್ ಬಿಟ್ಟು ಮನೇಲಿರೋರಿಗೆ ಬಂದು ಕೋರ್ಸ್ ಕಲಿತು ಮುಂದೆ ಅವ್ರದೇ ಆದ ಮಡ್ಕಿ ಅವ್ರದೇ ಆದಂತ ಸ್ವಂತ ಬಿಸ್ನೆಸ್ ಮಾಡಬೇಕು ಅಂತ ಕೇಳ್ತೀನಿ.
0: ಬಹಳ ಸಂತೋಷ ಮೇಡಮ್, ಇಷ್ಟು ನಮ್ಮ ಜೊತೆ ಇದ್ದು ನಿಮ್ಮ ಅನುಭವವನ್ನು ಹಂಚಿಕೊಂಡಿದ್ದಕ್ಕೆ ಧನ್ಯವಾದಗಳು.
1: ಥ್ಯಾಂಕ್ ಯು.
2: ನಮಸ್ತೆ ಮ್ಯಾಮ್.
0: ನಿಮ್ಮ ಹೆಸರು ಮ್ಯಾಮ್?
2: ನನ್ನ ಹೆಸರು ಸುಮಾ ಅಂತ. ನಾನು ಎಮ್ಮೆ ಕೊಪ್ಪಳಿಂದ ನಮ್ಮ ತಾಯಿ ಮನೆಯಿಂದ ಬರ್ತಾ ಇದ್ದೀನಿ. ನಾನು ಮದುವೆ ಆಗಿದ್ದು ಖೇರ್ ನಗರಕ್ಕೆ ಚೀರ್ನಳ್ಳಿ ಅಂತ. ಅವರು ನಮ್ಮ ಹಸ್ಬೆಂಡ್ ತೀರೋದ್ರು ಅಂದ್ಬಿಟ್ಟು ಅಲ್ಲಿ ಯಾರೂ ನೋಡ್ಕೊಳ್ತಿರ್ಲಿಲ್ಲ ನನ್ನ. ನಮ್ಮ ಅಪ್ಪನ ಮನೆ ನಮ್ಮ ಅಮ್ಮ ನಾನು ಚೆನ್ನಾಗಿ ನೋಡ್ಕೊತೀನಿ ಇಲ್ಲಿ ಅಂತ ಅಂದ್ಬಿಟ್ಟು ಬಂದರು. ಫಸ್ಟ್ ಎಲ್ಲ ನಮ್ಮ ಯಜಮಾನರು ಸ್ವಲ್ಪ ಹಿಂಸೆ ಕೊಡ್ತಿದ್ರು, ಹಾಗಾಗಿ ಅವ್ರು ತಿರೋದ್ರು ಅಂದ್ಬಿಟ್ಟು ನನ್ನ ಮಗಳು ಚೆನ್ನಾಗಿ ಇಲ್ಲೇ ನೋಡ್ಕೊತೀನಿ ಅಂತ ಕರ್ಕೊಬಂದು ಲೇರಿಸ್ಕೊಂಡ್ರು. ನನಗೆ 3 ಜನ ಹೆಣ್ಮಕ್ಳು, ಹಾಗಾಗಿ ನಾನು ಮನೇಲಿ ಕುತ್ಕೊಂಡು ಏನೋ ವೇಸ್ಟ್ ಅಂದ್ಬಿಟ್ಟು ಗಾರ್ಮೆಂಟ್ಸ್ಗೆ ಹೋಗ್ತಿದ್ದೆ. ಯಾಕೆ ಸ್ವಲ್ಪ ಹೆಲ್ತ್ ಪ್ರಾಬ್ಲಮ್ ಇತ್ತು, ಹಾಗಾಗಿ ನಾನು ಮನೇಲಿದ್ದೆ. ಆವಾಗ ಪಲ್ಲವಿ ಮ್ಯಾಮ್ ಮತ್ತು ಸರ್ ರವಿ ಸರ್ ಮನೆ ಹತ್ರ ಬಂದು ಹೀಗೀಗೆ ಸಂಸ್ಥೆ ಐತೆ, ಕಲಿಯೋ ಇಂಟ್ರೆಸ್ಟ್ ಇದ್ದರೆ ಬನ್ನಿ ಅಂತ ಅಂದ್ಬಿಟ್ಟು ಪಾಂಪ್ಲೀಸ್ ಕೊಟ್ಬಿಟ್ಟು ಹೋಗಿದ್ರು. ಆಗ ನನ್ನಲ್ಲಿ ಓನಾಗಿ ಏನಾದ್ರು ಮಾಡ್ಬೋದಲ್ಲ ಸುಮ್ಮನೆ ಮನೇಲಿ ವೇಸ್ಟ್ ಕುತ್ಕೊಳ್ಳೋದು, ಸ್ವಲ್ಪ ಮನೆ ಮಕ್ಳಿಗೆ ಈಗ ದುಡ್ಡು ಕಾಸು ಯಾರೋ ಸ್ವಲ್ಪ ಪ್ರಾಬ್ಲಮ್ ಇತ್ತು, ಆದರೂ ಅಪ್ಪ ಅಮ್ಮ ಎಲ್ಲ ಹೆಲ್ಪ್ ಮಾಡಿದ್ರು. ನನ್ನದೇ ಆದಂಥ ಖರ್ಚು ಇರಲಿ, ನನಗೂ ಇರುತ್ತಲ್ವ ಅಂದ್ಬಿಟ್ಟು ನಾನು ಕಲ್ತ್ಕೊಂಡು ಯಾವುದಕ್ಕಾರು ಯೂಸ್ ಆಯ್ತದಲ್ಲ ಅಂದ್ಬಿಟ್ಟು ಬಂದು ಇಲ್ಲಿ ಸೇರಿಕೊಂಡೆ ಮ್ಯಾಮ್.
0: ಮನೆಯವ್ರಿಗೆ ಏನಾಯಿತು ಮೇಡಮ್ ತಿಳಿ
2: ಮ್ಯಾಮ್? ಅವರು ಜಾಸ್ತಿ ಡ್ರಿಂಕ್ಸ್ ಮಾಡ್ತಿದ್ರು, ಅವರು ಒಂದು ಸ್ವಲ್ಪ ಏನೋ ಮೈಂಡ್ ಸೆಟ್ ಅಪ್ಸೆಟ್ ಆಗಿ ನೆನಕೊಂಡು ಸತ್ತೋದ್ರು.
0: ಈಗ ಮಕ್ಳು ಏನು ಮಾಡ್ತಾ
2: ಇದ್ದಾರೆ? ಮ್ಯಾಮ್ ಎಜುಕೇಷನ್ ಮಾಡ್ತಾವ್ರೆ, ಗೌರ್ಮೆಂಟ್ ಸ್ಕೂಲ್ಗೆ ಹಾಕಿದ್ದೀನಿ, ಓದ್ತಾವ್ರೆ. ಹೌದು ಮ್ಯಾಮ್, ಯಾರೋ ಚಾಲೆಂಜ್ ಹಾಕವ್ರೆ, ಆ ಚಾಲೆಂಜ್ ನಾನು ತಗೊಂಡು ನಾನು ಕಲ್ತ್ಕೊಂಡು ನಾನು ಓನಾಗಿ ಅಂಗಡಿ ಇಡಬೇಕು ಅಂತ ಅನ್ಕೊಂಡಿದ್ದೀನಿ. ಪಾರ್ಲರು ಹೆಲ್ಪ್ ಮಾಡೋರು ಅವರೇ, ನಮ್ಮ ಅಪ್ಪ ನಮ್ಮಅಮ್ಮ ನನ್ನ ತಂಗಿ ಎಲ್ಲರೂ ಹೆಲ್ಪ್ ಮಾಡ್ತೀನಿ ಅಂತ ಅಂದರೆ. ನಾನು ಬೇರೆ ಕಡೆ ಕೆಲ್ಸಕ್ಕೆ ಹೋದ್ರೆ ನನಗೆ ಹೆಲ್ತ್ ಪ್ರಾಬ್ಲಮ್ ಇತ್ತು, ಗಾರ್ಮೆಂಟ್ಸ್ ಕೊತ್ತಿದ್ದಲ್ಲ ಅಂದ್ಬಿಟ್ಟು ಮನೇಲಿದ್ದಲ್ಲ ಅಂದ್ಬಿಟ್ಟು ಇದಾದರೂ ಮಾಡು ಚಾಲೆಂಜಾಗಿ ತಗೊಂಡು ಅಂತ ಹೇಳಿದ್ದಾರೆ. ನಾನು ಚಾಲೆಂಜಾಗಿ ತಗೋಬೇಕು ಅಂತ ಆಸೆ ಪಡ್ತಾ ಇದ್ದೀನಿ. ಕಲಿತೇ ಕಲಿಬೇಕು, ಚಾಲೆಂಜ್ ಮಾಡೋರೆ ಯಾರೋ ಒಬ್ಬರು, ಆ ಚಾಲೆಂಜನ್ನ ತಗೋಬೇಕು, ನಾನು ಮಾಡಲೇಬೇಕು ಅಂತ ಅನ್ಕೊಂಡು. ಜೊತೆಯಲ್ಲಿದ್ದ ಸ್ನೇಹಿತರೆ ಆ ಥರ ಹೇಳಿ ಕಲ್ತಂಗೆ ಆಗ್ತಾ ಗಾರ್ಮೆಂಟ್ಸ್ನೇ ಬಿಟ್ಬಿಟ್ಟೆ ನಿಂಗೆ ಆಗುತ್ತಂತ ಚಾಲೆಂಜ್ ಮಾಡೋರೆ, ಆ ಚಾಲೆಂಜಾಗಿ ನಾನು ತಗೋಬೇಕು, ನಾನು ಪಾರ್ಲರ್ ಇಡಬೇಕು ಅಂತ ಆಸೆ ಇಟ್ಕೊಂಡಿದ್ದೀನಿ. ಕಲಿಬೇಕು, ಎಷ್ಟೇ ಕಷ್ಟ ಆದರೂ ಕಲಿಬೇಕು ಅನ್ನೋ ಆಸಕ್ತಿ ಐತೆ ನನ್ನಲ್ಲಿ.
0: ನೆಕ್ಸ್ಟ್ ಈ 3 ತಿಂಗಳ ತರಬೇತಿ ಮುಗಿದ್ಮೇಲೆ ನಿಮ್ದೇ ಒಂದು ಸ್ವಂತ ಪಾರ್ಲರ್ ಮಾಡೋ ಉದ್ದೇಶನ ಜೀವನದಲ್ಲಿ ಏನು ಗುರಿ ಉದ್ದೇಶನ ಇಟ್ಕೊಂಡಿದ್ದೀನಿ
2: ಮ್ಯಾಮ್? ನನ್ನ ಮಕ್ಕಳು ಚೆನ್ನಾಗಿ ಓದಿಸ್ಬೇಕು, ನನಗೆ ಅಂತ ಕಷ್ಟಗಳು ನಮ್ಮ ಮಕ್ಳಿಗೆ ಬರಬಾರ್ದು ಅಂತ ಆ ಥರ ಇಟ್ಕೊಂಡಿದ್ದೀನಿ. ನಮ್ಮ ಮಕ್ಕಳು ಚೆನ್ನಾಗಿರ್ಬೇಕು ಒಟ್ಟಿನಲ್ಲಿ. ಮ್ಯಾಮ್ ಒಬ್ರು 6th ಮತ್ತೆ ಒಬ್ರು 4th, ಅದು LKG.
0: ಸೊ ಒಂದು ಬಿಸ್ನೆಸ್ ನ ಆರಂಭ ಮಾಡಿ ಅದರಲ್ಲಿ ಆರ್ಥಿಕವಾಗಿ ಸಬಲರಾಗಿ ಮಕ್ಕಳಿಗೆ ಒಳ್ಳೆ ಎಜುಕೇಶನ್ ಕೊಡಿಸ್ಬೇಕು, ಉತ್ತಮ ಜೀವನ ಮಾಡಬೇಕು ಅನ್ನೋದು ನಿಮ್ಮ ಒಂದು ಗುರಿ ಉದ್ದೇಶ ಅಂದ್ರೆ ಈಗ ಒಂದು ತರಬೇತಿಗೆ ಬರ್ತಾ ಇದ್ದೀರಲ್ಲ, ಅದಕ್ಕೆಲ್ಲ ಕುಟುಂಬದ ಸಹಕಾರ ಇದೆ?
2: ಐತೆ ಮ್ಯಾಮ್, ನಮ್ಮಪ್ಪ ನಮ್ಮಅಮ್ಮ ನನ್ನ ತಂಗಿರೆಲ್ಲ ಸಪೋರ್ಟ್ ಅವರೇ. ನನ್ನ ಗಂಡನ ಮನೆಲ್ಲ ತುಂಬಾ ಕಷ್ಟಪಟ್ಟಿದ್ದೀನಿ, ಇವತ್ತಿನವರೆಗೂ ನಮ್ಮ ಅಪ್ಪ ನಮ್ಮಅಮ್ಮ ಇರೋದಕ್ಕೆ ನನ್ನ ಚೆನ್ನಾಗಿ ನೋಡ್ಕೊಂಡವ್ರೆ. ಆ ಕಷ್ಟಗಳನ್ನ ಎದುರಿಸ್ಕೊಂಡು ಈಗ ನಾನು ಪಾರ್ಲರ್ ಇಟ್ಕೊಂಡು ನನ್ನದೇ ಆದಂತ ಒಂದು ಬಿಸ್ನೆಸ್ ಮಾಡಿಕೊಂಡು ನಮ್ಮ ಮಕ್ಕಳಿಗೆ ಒಂದು ಚೆನ್ನಾಗಿ ನೋಡ್ಕೋಬೇಕು ಅನ್ನೋದೊಂದು ಆಸಕ್ತಿ ಐತೆ ಅಷ್ಟೇ.
0: ಈಗ VRLC ಸೆಂಟರ್ ಬರೀ ಕೆಂಚನಹಳ್ಳಿ ರೇಣುಕ ಗ್ರಾಮೀಣ ಜೀವನಾಧಾರ ಅಲ್ಲಿಗೆ ಅಷ್ಟೇ ಸೀಮಿತ ಆಗಿರ್ತದೆ, ಹುಣಸೂರು ತನಕ ಒಂದು ಒಂದು ಉಪಕೇಂದ್ರವನ್ನು ಆರಂಭ
2: ನಿಜವಾಗ್ಲೂ ತುಂಬಾ
0: ಮಹಿಳೆಯರಿಗೆ ಅನುಕೂಲ ಆಗಲಿ ಅನ್ನೋ ದೃಷ್ಟಿಯಿಂದ.
2: ಹೌದು, ಈ ತರ ಮುಂಚೆನೆ ಇದ್ದೀರಿ, ನಾನು ಇಲ್ಲೇ ಬಂದು ಸೇರ್ಕೋತಿದ್ದೆ, ಗಾರ್ಮೆಂಟ್ಸ್ಗೆ ಹೋಗ್ತಿರ್ಲಿಲ್ಲ, ನನಗೆ ಗೊತ್ತಾಗಿರ್ಲಿಲ್ಲ ಇಲ್ಲೇ ಇದ್ದು. ಇವಾಗ ಗೊತ್ತಾಗಿ ತುಂಬ ಖುಷಿ ಆಯ್ತೈತೆ ಮ್ಯಾಮ್, ನಾನು ಮುಂಚೆನೆ ಬಂದು ಸೇರ್ಕೊಳ್ಳೋಕೆ ಗೊತ್ತಾಗಿದ್ದೀರಿ. ಇವಾಗ ಬಂದು ಮನೆ ಹತ್ರ ಬಂದು ಇವ್ರು ತಿಳಿಸ್ಕೊಟ್ಟಿದ್ದಕ್ಕೆ ಬಂದಿದ್ದೆ. ಮನೆ ಕುತ್ಕೊಂಡು ಏನು ಮನೇಲಿ ವೇಸ್ಟ್ ಆಗೋದು ಬದಲು ಇಲ್ಲಿ ಬಂದು ಕಲಿತು ಒಂದು ಪಾರ್ಲರ್ ಇಡಬೇಕು ಅನ್ನೋದೊಂದು ಖುಷಿ ಆಗೈತೆ ಮ್ಯಾಮ್ ನನಗೆ. ನಾನು ಹೇಳ್ತಿರೋದು ನನ್ನಂಥ ಹೆಣ್ಮಕ್ಳು ಎಷ್ಟೇ ಕಷ್ಟದಲ್ಲಿದ್ದರೂ ಮನೇಲಿರ್ತಾರೆ, ಅವ್ರಿಗೆ ಆದಂಥ ಒಂದು ಖರ್ಚು ವೆಚ್ಚಗಳು ಇದ್ದೇ ಇರ್ತದೆ ಮ್ಯಾಮ್. ಏನೇ ಮನೆಯವರು ಕೊಟ್ಟರು ನಮ್ಮದೇ ಆದಂಥ ಒಂದು ಖರ್ಚು ವೆಚ್ಚಗಳಿದ್ರು ವೇಸ್ಟ್ ಅದನ್ನ ನಾವೇ ಈಗ ಪಾರ್ಲರ್ ಇಟ್ಕೊಂಡು ನಮ್ಮ ದುಡ್ಡಲ್ಲಿ ಏನಾದ್ರು

0: ಬೇಕಂದ್ರೆ ಎಷ್ಟು ಖುಷಿಯಾಗಿರ್ತದೆ. ಅದೇ ಥರ ಅವರು ಈ ಥರ ಸಂಸ್ಥೆಗೆ ಬಂದು ಕಲ್ತ್ಕೊಂಡು ಅವರು ಒಂದು ಪಾರ್ಲರ್ ಇಟ್ಕೊಂಡು ದುಡ್ಡನ್ನು ಸೇವ್ ಮಾಡ್ಕೊಳ್ಳೋಕ್ಕೆ ನಾನು ಇಷ್ಟಪಡ್ತೇನೆ.
1: ಮಹಿಳೆಯರಿಗೆ ಒಳ್ಳೆ ಸಂದೇಶನ ತಿಳಿಸಿದ್ರು. ಭಾಳ ಸಂತೋಷ ಶ್ರೋತ ನಮ್ಮ ಜೊತೆ ಇದ್ದು ನಿಮ್ಮ ವೈಯಕ್ತಿಕ ಜೀವನ ಆಗಿರ್ಬೋದು ಅಥವಾ ನಿಮ್ಮ ಒಂದು ಬ್ಯೂಟಿಷಿಯನ್ ತರಬೇತಿಯ ಅನುಭವವನ್ನು ಹಂಚಿಕೊಂಡಿದ್ದಕ್ಕೆ ತುಂಬ ಹೃದಯದಿಂದ
0: ಥ್ಯಾಂಕ್ ಯು ಮ್ಯಾಮ್.
2: ನನ್ನ ಹೆಸರು ಸಂಗೀತ ಅಂತ, ನಾನು ಪಿರಿಯಾಪಟ್ಟಣ ತಾಲೂಕು ಮೆಳ್ಳಳ್ಳಿಯಿಂದ ಬರ್ತಾ ಇದ್ದೀನಿ. ನಮ್ಮ ಮನೆಯವರ ಹೆಸರು ಗಣೇಶ್ ಅಂತೇಳಿ, ಇಬ್ಬರು ಮಕ್ಕಳಿದ್ದಾರೆ, ಒಬ್ಬ 10th ಓದ್ತಾ ಇದ್ದಾನೆ, ಒಬ್ಬ 6th ಓದ್ತಾ ಇದ್ದಾನೆ, ಇಲ್ಲಿ ಪಿರಿಯಾಪಟ್ಟಣದಲ್ಲೇ ಓದ್ತಾ ಇದ್ದಾರೆ ಮೇಡಮ್. ಮನೇಲಿ ಹೌಸ್ ವೈಫ್ ಮೇಡಮ್, ಮನೇಲಿ ಒಂದು ಹಸು ಕರು ನೋಡಿಕೊಂಡು, ಚಿಕ್ಕದೊಂದು ಅಂಗಡಿ ಐತೆ ಮನೆ ಹತ್ರ, ಅದು ನೋಡಿಕೊಂಡು ಮನೆ ಹತ್ರನೇ ಇದ್ದೆ.
1: ಬ್ಯೂಟಿಷಿಯನ್ ತರಬೇತಿಯನ್ನು ಪಡಿಬೇಕು ಅಂತ ಯಾಕೆ ಅನ್ನಿಸ್ತು?
2: ಯಾಕೆ ಅನ್ನಿಸ್ತು, ನನಗೆ ಮನೇಲಿದ್ದ ಏನಾರ ನಾನು ಮಾಡಬೇಕು, ಏನಾರ ನಾನು ಸ್ವಯೋದ್ಯೋಗ ಅಂತ ಮಾಡಬೇಕು, ನನ್ನ ಕೈಲಿ ಏನಾದ್ರು ಆಗಿದ್ದನ್ನ ಮಾಡ್ಕೊಂಡು ಹೋಗ್ಬೇಕು ಅಂಗಡಿ ಜೊತೆಗೆ ಅಂತ ನನ್ನ ಮನಸ್ಸಲ್ಲಿತ್ತು. ಏನು ಮಾಡೋದು ಏನು ಮಾಡೋದು ಅಂತ ಟೈಲರಿಂಗ್ ಮಾಡ್ಬೋದು ಅಂದ್ಕೊಂಡಿದ್ದೆ. ಟೈಲರಿಂಗ್ ಮಾಡೋಕ್ಕೆ ಸ್ವಲ್ಪ ನನಗೆ ಕಾಲುಗಳೆಲ್ಲ ನೋವು ಮೇಡಮ್, ಅದು ಪೆಟ್ಲು ಇದನ್ನ ಮಾಡಬೇಕಲ್ಲ ನೋಡ್ಕೊಂಡು, ಇನ್ನು ಬೇರೆ ಯಾವ್ದು ಮಾಡೋದು ನೋಡೋದು ನೋಡೋ ಅಂತ ಇದ್ದಾಗ ಇಲ್ಲೊಬ್ಬರು ಸರ್ ಬಂದಿದ್ರು ಆ ಕಡೆ, ಹಿಂಗೆಲ್ಲ ಮಾಡ್ಬೋದು ಮೇಡಮ್ ನೋಡಿ ಬಂದು ಸೇರ್ಕೊಳ್ಳಿ ಮನೆ ಹತ್ರನೇ ಇದ್ದಿರಲ್ಲ ಅಂತೇಳಿ ಸ್ವಲ್ಪ ಎಲ್ಲದ್ರ ಬಗ್ಗೆ ಹೇಳ್ಕೊಟ್ರು. ಆಮೇಲೆ ಇಲ್ಲಿಗೆ ಬಂದಮೇಲೆ ನಮ್ಮ ಮನೆಯವ್ರೇ ಮಾಡು ಏನಿಲ್ಲ ಮನೇಲಿದ್ದು ಎಲ್ಲ ಮಾಡ್ಬೋದು ಕಲ್ತ್ಕೋಬೋದು, ಇದು ಸ್ವಲ್ಪ ಮುಂದೆ ಸಿಟಿ ಥರ ಏನಾರು ಇದ್ದಾರೆ ನಮಗೂ ಅನುಕೂಲ ಆಯ್ತದೆ ಅಂಗಡಿ ಜೊತೆ ಮಾಡ್ಕೊಳ್ಳೋಕ್ಕೆ, ಹಿಂಗೆ ಒಂದು ಕೆಲಸ ಆದಂಗೆ ಆಯ್ತದೆ. ಒಬ್ಬರ ಕೈಲಿ ಮನೇಲಿ ಮೇಂಟೈನ್ ಮಾಡೋದು ಕಷ್ಟ ಐತೆ, ಮಕ್ಕಳು ಎಜುಕೇಷನ್ ಕೊಟ್ಕೊಂಡು ನೀನು ಸ್ವಲ್ಪ ಸಹಾಯ ಮಾಡಿದ್ರೆ ಸರಿ ಆಯ್ತದೆ ಅಂತ ಎಲ್ಲ ಇದನ್ನ ಮಾಡಾದ್ಮೇಲೆ ಇಲ್ಲಿಗೆ ಬಂದಮೇಲೆ ಸರ್ಗಳೆಲ್ಲ ಸ್ವಲ್ಪ ಮೇಡಮ್ ಎಲ್ಲ ಸಪೋರ್ಟಿವ್ ಮಾಡಿ ಮಾಡ್ಬೋದು ಸಂಗೀತ ನೀವು ಅಂತೆಲ್ಲ ಹೇಳಿದ್ಮೇಲೆ ನಾನು ನನ್ನ ಕೈಲಾಗಿ ಸ್ವಲ್ಪ ಸಹಾಯ ಆದರೆ ಅವ್ರಿಗೆ ಹೆಲ್ಪ್ ಆಯ್ತದೆ ಅಂತೇಳಿ ಅವ್ರ ಸಪೋರ್ಟ್ ಚೆನ್ನಾಗೈತೆ ಮೇಡಮ್ ಮನೇಲಿ, ಹೋಗಿ ಇಷ್ಟೊತ್ತಿಗೆ ಹೋಗಿ ಬರೋದು ಈಗ ಎಲ್ಲ ಕೆಲಸಗಳನ್ನ ಅವರೇ ಮಾಡ್ಕೋತಾರೆ, ನಾನು ಇಲ್ಲಿಗೆ ಬಂದರೆ ಎಲ್ಲನೂ ಮಾಡ್ಕೋತಾರೆ ಹೆಲ್ಪ್ ಮಾಡ್ತಾರೆ, ಅದ್ರ ತಕ್ಕನಾಗಿ ಇಲ್ಲಿ ಚೆನ್ನಾಗಿ ಹೇಳ್ಕೊಡ್ತಾ ಇದ್ದಾರೆ. ಇನ್ನೊಂದು ಈಗ ಆಲ್ಮೋಸ್ಟ್ ಎಲ್ಲ ನಾವು ಸುಮಾರಾಗಿ ಎಲ್ಲ ಕಲ್ತಿದ್ದೀನಿ, ಇನ್ನೊಂದು ಸ್ವಲ್ಪ ಮೇಕಪ್ ಮತ್ತು ಸೀರೆ ಡ್ರಾಪಿಂಗ್ ಎಲ್ಲ ಇನ್ನು ಇದು ಮಾಡಿಕೊಂಡ್ರೆ ಮಾಡ್ಬೋದು ಅಂತ ಅನಿಸೈತೆ. ಹೌದು,
1: ಏನೇನೆಲ್ಲ
2: ಕಲ್ತಿದ್ದೀನಿ? ಐಬ್ರೋ, ಮೆಹಂದಿ. ನಾನೊಂದು ಒಂದು ವಾರ ಲೇಟಾಗಿ ಬಂದೆ ಮೇಡಮ್, ನಮ್ಗೆ ಸ್ವಲ್ಪ ಮನೇಲಿ ಇದಾಗಿತ್ತು, ಅಷ್ಟೊತ್ತಿಗೆ ಮೆಹಂದಿ ಕ್ಲಾಸ್ ಸ್ವಲ್ಪ ಆಗೋಗಿತ್ತು, ಅಂದ್ರೂ ಪರವಾಗಿಲ್ಲ ಮನೆಗೆ ಹೋಗಿ ಹೋಗಿ ಅದನ್ನ ಇಲ್ಲಿ ಏನು ಮಾಡಿಸಿರೋದೆಲ್ಲ ನಾನು ನೋಡಿಸಿಲ್ಲ ತಗೊಂಡೋಗಿ ಕಲಿತಾ ಇದ್ದೀನಿ. ಈಗ ಐಬ್ರೋ ಡಿಟ್ಯಾನು, ಫೇಶಿಯಲು, ಬ್ಲೀಚು, ಏರ್ ಕಟ್ಟು ಇವೆಲ್ಲ ಹೇಳ್ಕೊಟ್ಟಿದ್ರೆ ಆಲ್ಮೋಸ್ಟ್ ಮಾಡ್ತೀನಿ ಮೇಡಮ್, ಎಲ್ಲ ಮಾಡ್ತೀನಿ ಅಂತ ಅಂದ್ಕೊಂಡಿದ್ದೀನಿ. ಮಾಡೋಣ, ಚಿಕ್ಕದಾಗಿ ಚೆಕ್ವಾಗಿ ಮಾಡ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ, ಹಂಗೆ ಇಬ್ಬರು ಪಕ್ಕದಲ್ಲೇ ಎರಡೂ ಆಯ್ತದಲ್ಲ ಅಂತೇಳಿ ಮಾಡ್ಕೊಳ್ಳೋಣ. ಸ್ವಲ್ಪ ಅದೇ ಅಂಗಡಿ ಪಕ್ಕ ಒಂದು ಚೇರ್ ಎಲ್ಲ ಇಟ್ಕೊಂಡು ಯಾ ನಮ್ಮ ಇದಕ್ಕೆ ತಕ್ಕನಾಗೆ ಮಾಡ್ಕೊಳ್ಳೋಣ, ಚಿಕ್ಕದಾಗಿ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ.
1: ನಿಮ್ಮ ಊರಿಗೆ ಎಷ್ಟು
2: ಅಷ್ಟಕ್ಕೆ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೆ. ಅದೇ ಏನಾದ್ರೆ ಮುಂದಕ್ಕೆ ಇಂಪ್ರೂವ್ ಆಯ್ತಾ ಆಯ್ತಾ ಎಲ್ಲ ಇದಾದರೆ ಸ್ವಲ್ಪ ದೊಡ್ಡಕ್ಕೆ ಮಾಡ್ಕೊಳ್ಳೋಣ. ಹೌದು, ಕುಟುಂಬ ಅನ್ನಕ್ಕಿಂತ ಹೆಚ್ಚಾಗಿ ನಾನು ನಮ್ಮ ಮನೆಯವ್ರು ಇಬ್ಬರೇ ಇರೋದು, ಮಕ್ಕಳು ಸಾಕೊಂಡು ಇಲ್ಲಿ ನಮ್ಮ ಅಪ್ಪ ಅಮ್ಮನ ಮನೆ ಸ್ವಲ್ಪ ದೂರ ಇರೋದು, ನಮ್ಮ ಅತ್ತೆ ಮಾವ ಇಲ್ಲಿದ್ದಾವೆ ಸನ್ವರ್ಸ್ ಅಂತೇಳಿ ಇರೋದು ಮೇಡಮ್, ಅವ್ರ ಸಪೋರ್ಟಿವ್ ಚೆನ್ನಾಗೈತೆ ಮಾಡು. ಈಗ ಎಲ್ಲನೂ ಮಾಡ್ತಾರೆ, ಈಗ ಎಲ್ಲ ಒಂದೇ ಸರಿ ಕೈಗಿನ ಹೆಲ್ತಿನ ಪರಿಸ್ಥಿತಿ ನೋಡಿದ್ರೆ ನಾವು ಚೆನ್ನಾಗಿರ್ತೀವಿ ಮುಂದಕ್ಕೆ ಇಂದು ಅಂತ ಹೇಳೋಕ್ಕಾಗಲ್ಲ, ಏನಾರು ಕೈ ಕೆಲಸಗಳು ಅಂತ ಒಂದು ಏನಾರು ಕಲ್ತಿರ್ಬೇಕು ಮಾಡು ಅಂತ ಅವರೇ ಸಪೋರ್ಟಿವ್ ಆಗಿ ನಿಂತು ಎಲ್ಲನೂ ಹೇಳಿ ಇದನ್ನ ಮಾಡಿಕೊಟ್ಟಿದ್ದೀನಿ.
1: ಅಂದರೆ ಈಗ ವಿಆರ್ ಎಸ್ ಸೆಂಟರ್ ಅಲ್ಲಿಗೆ ಅಷ್ಟೇ ಸೀಮಿತ ಆಗಿರೋದು, ಎಲ್ಲಿ ತನಕ ಬಂದು ಈ ಒಂದು ತರಬೇತಿಯನ್ನು ಕೊಡ್ತಾ ಇರೋದು, ಸ್ಥಳೀಯ ಮಹಿಳೆಯರಿಗೆ ಎಷ್ಟು ಅನುಕೂಲ ಆಗ್ತಾ
2: ಇದೆ? ಆಯ್ತೈತೆ ಮೇಡಮ್, ಇಲ್ಲಿ ನಮಗೆ ಒಟ್ಟಿನಲ್ಲಿ ದೂರನೇ ಆಯ್ತದೆ, ನಾವು ಕೇಳಿದ್ವಿ ನಮ್ಮ ಕಡೆನೂ ಬಂದು ಮಾಡಿಕೊಡಿ ನಮ್ಮಂಥ ಮಗ ಇದಕ್ಕೆ ಎಲ್ಲ ಸ್ವಲ್ಪ ಹೆಲ್ಪ್ ಆಯ್ತದೆ ಅಂತೇಳಿ ಇವರು ಇಲ್ಲಿ ನಡೆಸ್ತಾ ಇದೀವಲ್ಲ ನೋಡೋಣ ಮೇಡಮ್ ಮುಂದೆ ಅಂತಂದ್ರೆ ಅಷ್ಟೊತ್ತು ನಮ್ಗೆ ಏಜ್ ಆಗೋಯ್ತದಲ್ಲ ನಾವು ಸೇರ್ಕೊಳ್ಳೋಂಗಿರಕ್ಕಿಲ್ಲ, ಅದಂಗಾಗಿ ನಾನು ಬಂದ್ಬಿಡೋಣ ತಾಲೂಕು ಬರೋಕ್ಕೆ ಓಕೆ ಅನ್ಸೆ ಮೇಡಮ್. ತುಂಬ ಕಷ್ಟದಲ್ಲಿ ಬರ್ತಾ ಇದ್ದೀವಿ ಅಲ್ಲಿಂದನೇ, ಎದ್ದೆ ಬೆಳಗ್ಗೆ 3:30 to 4 o'clock ಎದ್ದೇಳಲೇಬೇಕು, ಹಸುಗಳೈತೆ ಹಾಲು ಕರೆದು ತೊಪ್ಪೆ ಎಲ್ಲ ತೆಗೆದು ಮಕ್ಳಿಗೆ ತಿಂಡಿ ರೆಡಿ ಮಾಡಿ ಮನೆಯವ್ರಿಗೆ ತಿಂಡಿ ರೆಡಿ ಮಾಡಿ ಇಟ್ಟು ಇನ್ನು ನಾನೆಲ್ಲ ನಿಲ್ಗೆ ಇಟ್ಕೊಂಡು ಬರೋಷ್ಟೊಳಗೆ 10 o'clock ಆಗೋಯ್ತದೆ ಮೇಡಮ್. ಬರೋಷ್ಟೊಳಗೆ ಸಿಕ್ಕ ತುಂಬ ಕಷ್ಟದಿಂದ ಬರ್ತಾ ಇರೋದು ಇಲ್ಲಿ ತುಂಬ ದೂರ, ನಮ್ಮ ಕಡೆಗೆ ಆಗ್ಬಿಟ್ರೆ ಇನ್ನೂ ಹೆಲ್ಪ್ ಆಯ್ತದೆ, ನಮ್ಮಂಥ ಹೆಣ್ಮಕ್ಳಿಗೆಲ್ಲ ತುಂಬ ಏನೋ ಇದಾದಂಗೆ ನಾನು ಅದಕ್ಕೆ ಹೇಳಿದ್ವಿ ಮಾಡ್ಕೊಡಿ ಮೇಡಮ್ ನಮ್ಮ ಕಡೆನೂ ಅದಂಗೆ ನೀವು ಇಲ್ಲಿ ಎಲ್ಲಿ ಕೇಳಬೇಕಲ್ಲ ಹೇಳ್ಬಿಟ್ಟು ಒಂದು ಸ್ವಲ್ಪ ನೋಡಿ ಮಾಡಿಕೊಡಿ ಅಂತ ನೋಡೋಣ ಮುಂದೆ ಮಾತಾಡೋಣ ಅಂತ ಹೇಳಿದಾರೆ ಸರ್. ಈಗ ನಾವಾದರೂ ಈಗ 1 ವರ್ಷ 2 ವರ್ಷ ಕಳೆದ್ಮೇಲೆ ಮಾಡೋಕ್ಕಾಗಲ್ಲ ಏಜ್ ಆಗದೆ ಅಂತಾರೆ, ಇನ್ನು ನಮ್ಮಂಥವ್ರು ಮನೇಲಿ ಇರ್ತಾರಲ್ಲ ಅಂಥವ್ರಿಗೆ ಒಂದು ಏನೋ ಹೆಲ್ಪ್ ಆದಂಗೆ ಆಯ್ತದೆ ಅಂತ ಹೇಳಿದೆ.
1: ಅಂದರೆ ಹುಣಸೂರಲ್ಲಿ ಇವಾಗ ಪ್ರಸ್ತುತಕ್ಕೆ ಏನು ನಡೀತಾ ಇದೆ, ಪಿರಿಯಾಪಟ್ಟಣ ಸೈಡ್ ಒಂದು ಉಪಕೇಂದ್ರವನ್ನು ಆರಂಭ ಮಾಡಿ ಈ ರೀತಿ ತರಬೇತಿಗಳನ್ನ ಕೊಟ್ಟರೆ ಅಲ್ಲಿಯ ಸ್ಥಳೀಯ ಹೆಣ್ಣು ಮಕ್ಕಳಿಗೆ ಅನುಕೂಲ
2: ಆಗುತ್ತದೆ. ಹೌದು,
1: ಸೊ ಇದು ನಿಮ್ಗೆ ಎಷ್ಟು ಅನುಕೂಲ ಆಗ್ತಿದೆ ಈ ಒಂದು ತರಬೇತಿ?
2: ಈಗ ಅದೇ ನಾನು ಈಗ ಕಲ್ತು ನಾನು ಎಷ್ಟು ಕಾನ್ಫಿಡೆಂಟಾಗಿ ಮಾಡ್ತೀನಿ ಅನ್ನೋದು ನನ್ನ ಮೇಲೆ ಇರೋದು ಮೇಡಮ್, ಮಾಡ್ತೀನಿ ಅಂತ ನಾನು ಅಂದ್ಕೊಂಡಿದ್ದೀನಿ, ಒಂದು ಚಾಲೆಂಜಾಗಿ ತೊಗೊಂಡು ಮಾಡ್ತೀನಿ ಮೇಡಮ್.
1: ಹ್ಞೂ,
2: ಇಷ್ಟು ಕಷ್ಟದ ಮಧ್ಯೆ ಎಲ್ಲ ಮಾಡ್ಕೊಂಡು ಹೋಗ್ತಾ ಇದ್ದೀನಿ, ಮಾಡ್ತೀನಿ ಅಂತ ಅಂದ್ಕೊಂಡಿದ್ದೀನಿ.
1: ಸೊ ನಿಮ್ ತರನೇ ಹಲವಾರು ಮಹಿಳೆಯರು ಏನಾದ್ರೂ ಒಂದು ತರಬೇತಿಯನ್ನ ಪಡ್ಕೋಬೇಕು ಅಥವಾ ಸ್ವ ಉದ್ಯೋಗ ಮಾಡಬೇಕು.

0: ಯಾರು ಕೂತ್ಕೊಂಡು ಟೈಮ್ ವೇಸ್ಟ್ ಮಾಡಬಾರ್ದು. ಅಡುಗೆ ಮಾಡಿ ಪಾತ್ರೆ ತೊಳ್ಕೊಂಡು ಮನೇಲಿ ಮಕ್ಕಳು ಬಟ್ಟೆ ತೊಳ್ಕೊಂಡೆ ಅಂತಲ್ಲ, ಅದನ್ನು ಒಂದು ಇದ್ರ ಜೊತೆಗೆ ಊಟದ ಜೊತೆ ಉಪ್ಪಿನ ಕೈ ಅನ್ನಂಗೆ ನಮ್ಮ ಖರ್ಚಿಗೆ ನಮ್ಮ ವೆಚ್ಚಕ್ಕೆ ಬೇಕಾಗಿರೋಂಥ ದುಡ್ಡನ್ನ ನಾವು ಸ್ವಂತವಾಗಿ ಸಂಪಾದನೆ ಮಾಡ್ಕೋಬೇಕು. ಯಾರನ್ನೂ ಕೇಳಬಾರ್ದು, ಗಂಡ ಇರಲಿ ಇಲ್ದೋಗ್ಲಿ ಅಂಥವ್ರಿಗಾದ್ರೂ ಹೇಳೋದಷ್ಟೇ ಮೇಡಮ್. ನಮ್ಮ ಸ್ವಂತಕ್ಕೆ ಎಷ್ಟು ಬೇಕು, ಈಗ ಅವ್ರು ಲೆಕ್ಕ ಕೊಡ್ತಾರೆ ಇದನ್ನ ಇಷ್ಟು ಖರ್ಚು ಮಾಡು ಬಿಡು ಅಂತವ. ಈಗ ನಾವು ಹೋಗಿ ಒಂದು ಏನಾರೇ ನಮ್ಗೆ ಇಷ್ಟ ಆಗಿದ್ದು ತಗೋಬೇಕು, ನಮ್ಗೆ ಇಷ್ಟ ಆಗಿದ್ದು ನಮ್ಮ ಮಕ್ಳು ಕೊಡಿಸ್ಬೇಕು ಅಂದಾಗ ಇಷ್ಟು ಕೊಡಿ ಅಂತ ಕೇಳಬೇಕು ಅನ್ನೋಂಗೆ ಇರೋಕ್ಕಿಲ್ಲ. ನಾವು ಸ್ವಂತ ಸಂಪಾದನೆ ಮಾಡಿ ನಮ್ಮ ಕೈಲಾದಷ್ಟು ಇನ್ನೊಬ್ರಿಗೆ ಹೆಲ್ಪ್ ಮಾಡೋಂಗೆ ಇರಬೇಕು ಮೇಡಮ್. ಅದು ನನ್ನ ಒಂದು ಇದು, ನಮ್ಗೆ ಸ್ವಂತಕ್ಕೆ ಅನ್ನೋಕ್ಕಿಂತ ಹೆಚ್ಚಾಗಿ ನಮ್ಗೆ ಈಗ ಒಬ್ರಿಗೆ ಇಷ್ಟ, ನಮ್ಮವ್ರಿಗೊಂದು ಸಣ್ಣ ಪುಟ್ಟಾಗಿ ನಮ್ಮ ತಂದೆ ತಾಯಿನೇ. ಈಗ ನನ್ನ ಗಂಡನ ಕೇಳಿ ಅವ್ರಿಗೆ ತವಣ ಕೊಡೋಂತ ನಾನು ಸಂಪಾದನೆ ಮಾಡಿದ್ದು ನಮ್ಮ ಅಪ್ಪ ಅಮ್ಮನ ನೋಡ್ಕೋಬೋದು ಅಂತ ನೋಡ್ಕೊಳ್ಳೋಕ್ಕೆ ಒಂದು ನಮ್ಮದೇ ಆದಂಥ ಒಂದು ಸ್ವಲ್ಪ ಅನ್ನೋದು ದುಡ್ಡು ಸಂಪಾದನೆ ಮಾಡ್ಕೋಬೇಕು ಅನ್ನೋದು ಮಹಿಳೆಯರಿಗೂ ನಾನು ಹೇಳೋದಷ್ಟೇ ಮೇಡಮ್. ಮಾಡಿ ಆದಷ್ಟು ಟೈಮ್ ವೇಸ್ಟ್ ಮಾಡ್ಬೋದು. ಆಗಿದ್ದು ಎಷ್ಟು ಕೆಲಸ ಆಯ್ತದೆ, ಎಷ್ಟು ನಿಮಗೆ ಒಂದು ಹೊಸ ಹೊಸ ಕಲಿತು ಎಲ್ಲನೂ ಮಾಡ್ಬೋದು ಅನ್ನೋಂಥದ್ದನ್ನ ಮಾಡಿ. ಅದಕ್ಕೆ ನಮ್ಮ ಏಜು ಮತ್ತು ನಮ್ಮ ಇದು ಅದು ಮಧ್ಯಕ್ಕೆ ಅಡ್ಡಿ ಪಟ್ಕೊಳ್ದಂಗೆ ಎಲ್ಲಕ್ಕೂ ಧೈರ್ಯವಾಗಿ ನಿಂತು ಮಾಡಿ ಅಂತ ಹೇಳ್ತೀನಿ ಮೇಡಮ್. ನಾನೇ ಎಲ್ಲ ಸಮಸ್ಯೆಗಳನ್ನ ಎದುರಿಸ್ಕೊಂಡೇ ಬರ್ತಾರೆ. ನಾನೇನು ಎಲ್ಲ ಈಗ ಹೇಳ್ತಾರೆ ಅಂತ, ಅಯ್ಯೋ ಎಲ್ಲಿಗೋಯ್ತಾವ್ರೆ ಎಲ್ಲಿಗೆ ಬರ್ತಾರೆ ಏನು, ಇವೆಲ್ಲ ಅಕ್ಕಪಕ್ಕದಲ್ಲಿ ಸಮಸ್ಯೆಗಳು ಎದುರಿಸ್ಕೊಂಡೇ ಬರ್ತಾಯಿರೋದನ್ನು ನಾನು. ಹಂಗಾಗಿ ಯಾವುದಕ್ಕೂ ಹೆದರ್ಕೋಬೇಡಿ, ಎಲ್ಲಕ್ಕೂ ಇಲ್ಲಿಗೆ ಬಂದರೂ ಸಪೋರ್ಟಿಗೆ ಚೆನ್ನಾಗೈತೆ ಮೇಡಮ್. ಎಲ್ಲ ವ್ಯವಸ್ಥೆಗಳು ಚೆನ್ನಾಗೈತೆ, ಕೂತ್ಕೊಳ್ಳೋಕ್ಕೆ ನಿಂತ್ಕೊಳ್ಳೋಕ್ಕೆ ಮತ್ತು ಎಲ್ಲ ಸೌಕರ್ಯಗಳು ಚೆನ್ನಾಗೈತೆ. ಮತ್ತು ನಾವು ಹೋಗೋ ಗಂಟನೂ ಎಲ್ಲ ಇದನ್ನು ಅವರು ಎಲ್ಲ ಮೊಬೈಲ್ ತವಿಂದನೂ ಇದ್ದು ಹೊರಗಡೆ ಹೊತ್ಕೊಂಡು ಹೋಗಂಗಿಲ್ಲ, ನೀವು ಕಲಿಯೋಕ್ಕೆ ಬಂದಿದ್ದೀರಿ ಕಲಿಬೇಕು ಇಲ್ಲಿ ಅಂತೆಲ್ಲ ಚೆನ್ನಾಗಿ ಹೇಳ್ಕೊಡ್ತಾರೆ. ಇಲ್ಲಿ ಬಂದರೆ ನಮ್ಮ ಸೇಫ್ಟಿ ಚೆನ್ನಾಗೈತೆ ಒಟ್ಟಿನಲ್ಲಿ ಮೇಡಮ್. ಮನೆಯವ್ರಿಗೆ ಯಾರಿಗೂ ಅಯ್ಯೋ ಅವ್ರು ಹೋದ್ರು ಎಲ್ಲಿ ಹೋಗ್ತಾರೆ ಎಲ್ಲಿ ಬರ್ತಾರೆ ಅನ್ನಂಗೆ ಇರೋಕ್ಕಿಲ್ಲ. ಎಲ್ಲ ಮೇಡಮ್ ಸರ್ಗಳೆಲ್ಲ ಎಲ್ಲರೂ ಕರೆಕ್ಟಾಗಿ ಈಗ ಮಕ್ಕಳನ್ನ ಯಾವ ಥರ ಸ್ಕೂಲಿಗೆ ಬಂದಾಗ ಅವರು ನಮ್ಮನ್ನ ಇದನ್ನ ಮಾಡಿ ಕಳಿಸ್ತಾರೆ, ಅದೇ ಥರ ಚಿಕ್ಕವರು ದೊಡ್ಡವ್ರು ಅಲ್ದಂಗೆ ಎಲ್ಲನೂ ಹೇಳ್ತಾರೆ. ಒಂದು ಸ್ವಲ್ಪ ತಪ್ಪು ಮಾಡ್ತಾರೆ, ಇಲ್ಲ ಹಿಂಗೆ ಮಾಡೋಂಗಿಲ್ಲ ಇಲ್ಲಿ ನೀವು ಈ ಥರನೇ ಇರಬೇಕು ಅಂತ ಹೇಳ್ತಾರೆ. ಕಲಿಬೇಕು ಅಂತ ಬಂದಿದ್ದೀರಿ, ಕಲಿಯೋಕ್ಕೆ ಮಾತ್ರ ಇಲ್ಲಿ ನೀವು ಕಲ್ತ್ಬಿಟ್ಟು ಅಂತ ಎಲ್ಲ ರೀತಿಲಿ ಒಟ್ಟಿನಲ್ಲಿ ಎಲ್ಲ ವ್ಯವಸ್ಥೆಗಳನ್ನು ಸರಿ ಕಲಿಬೋದ ಅಂತ ಅಂದ್ಕೊಂಡಿದ್ವಿ. ಇಲ್ಲಿಗೆ ಬಂದಮೇಲೆ ಅವ್ರು ಹೇಳ್ಕೊಡೋ ರೀತಿ ನೀತಿ ಎಲ್ಲ ಇಷ್ಟ ಆಗಿ ಮಾಡ್ಬೋದು ಅಂತ ಅಂದ್ಕೊಂಡಿದ್ದೀನಿ ಮೇಡಮ್. ನಾನು
1: ತರಬೇತಿಯನ್ನು ಪಡ್ಕೊಳ್ಳೋದಕ್ಕೆ ಒಂದು ಉತ್ತಮ ವೇದಿಕೆ ಅಂತ.
0: ಹೌದು ಮೇಡಮ್,
1: ಬಹಳ ಸಂತೋಷ ನಮ್ಮ ಜೊತೆ ಇದ್ದು ಸರಿ ವೈಯಕ್ತಿಕ ಜೀವನದ ಜೊತೆಗೆ ತರಬೇತಿ ಅನುಭವವನ್ನು ಹಂಚ್ಕೊಂಡಿದ್ದಕ್ಕೆ ಧನ್ಯವಾದಗಳು.
0: ಥ್ಯಾಂಕ್ಸ್.

ಕೇಳುಗರೆ, ಇದುವರೆಗೂ ಮಹಿಳೆ ಕಾರ್ಯಕ್ರಮ ಪ್ರಸಾರವಾಯಿತು. ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ರೇಡಿಯೋ ಗೆಳತಿ ಪ್ರೀತಿ. ಕೇಳುಗರೆ ಬೆಳೆ ಬೆಲೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರೆ, ಇದು ನಿನ್ನೆಯ ಮಾರುಕಟ್ಟೆ ಬೆಲೆ. ಬೀನೀಸ್ 30 ರೂಪಾಯಿ, ಪೆನ್ಸಿಲ್ ಬೀನೀಸ್ 50 ರೂಪಾಯಿ, ಮೆಣಸಿನಕಾಯಿ 20 ರೂಪಾಯಿ, ಸೌತೆಕಾಯಿ 22 ರೂಪಾಯಿ, ಎಂಸಿ 6 ರೂಪಾಯಿ, ಸುನಾಮಿ 80 ರೂಪಾಯಿ, ಎಳಬನ 6 ರೂಪಾಯಿ, ಗುಂಡು ಬದನೆಕಾಯಿ 18 ರೂಪಾಯಿ, ಕುಂಬಳಕಾಯಿ 6 ರೂಪಾಯಿ, ಹೀರೆಕಾಯಿ 28 ರೂಪಾಯಿ, ಪಡವಲಕಾಯಿ 16 ರೂಪಾಯಿ, ತೊಂಡೆಕಾಯಿ 35 ರೂಪಾಯಿ, ಹಾಗಲಕಾಯಿ 35 ರೂಪಾಯಿ, ಕಾಲಿಫ್ಲವರ್ 20 ರೂಪಾಯಿ, ಪೈರ್ 30 ರೂಪಾಯಿ, ದಪ್ಪ ಮೆಣಸಿನಕಾಯಿ 72 ರೂಪಾಯಿ, ಸೋರೆಕಾಯಿ 10 ರೂಪಾಯಿ, ಬದನೆಕಾಯಿ 18 ರೂಪಾಯಿ, ಕೋಸು 90 ರೂಪಾಯಿ, ಸೀಮೆ ಬದನೆಕಾಯಿ 22 ರೂಪಾಯಿ, ಬೆಂಡೆಕಾಯಿ 14 ರೂಪಾಯಿ, ಟೊಮೊಟೊ 15 ರೂಪಾಯಿ. ಕೇಳುಗರೆ, ಕೇಳಿದರಲ್ಲ ಕೃಷಿ ಉತ್ಪನ್ನ ಹಾಗೂ ತರಕಾರಿ ಮಾರುಕಟ್ಟೆ ಬೆಲೆಯನ್ನ. ಇಲ್ಲಿಗೆ ಬೆಲೆ ಬೆಲೆ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಬೆಲೆ ಬೆಲೆ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೂ ಕೇಳ್ತಾರೆ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಜನಧ್ವನಿ. ನಮಸ್ಕಾರ.

0: ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು?
1: ಜೀವನದಲ್ಲಿ ಸಮಚಿತ್ತತೆಯನ್ನು ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ?
0: ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ
1: ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನು ನೀಡುತ್ತದೆ.
0: ಬನ್ನಿ ಈ ಗೀತೆಯ ಸಾರವನ್ನು ತಿಳಿಯೋಣ.
1: ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ರವರ ಧ್ವನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ
0: ತಪ್ಪದೆ ಕೇಳಿ ಪ್ರತಿದಿನ ಬೆಳಗ್ಗೆ 8:35
1: ಮರುಪ್ರಸಾರ ಸಂಜೆ.

0: 6:30 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ. ನಮ್ಮ ಜನಧ್ವನಿಯಿಂದ ಇನ್ನು ಮುಂದೆ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಕಾರ್ಯಗಳ ಕುರಿತು ಮೈಸೂರು ಜಿಲ್ಲೆಯ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ಜಿಲ್ಲಾಧಿಕಾರಿಗಳಾದ ಶ್ರೀ ರಾಘವೇಂದ್ರರವರ ಜೊತೆಗಿನ ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮದ ಮರುಪ್ರಸಾರ ಕಾರ್ಯಕ್ರಮ ಪ್ರಸಾರವಾಗಲಿದೆ.
1: ಸೇತುವೆ ಸರ್ಕಾರಿ ಅಧಿಕಾರಿಗಳ ಜೊತೆಗಿನ ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮ. ಕಾರ್ಯಕ್ರಮದ ಪ್ರಾಯೋಜಕರು ಜನಧ್ವನಿ ಸಮುದಾಯ ರೇಡಿಯೋ ಸರಗೂರು. ಸೇತುವೆ ಸಮುದಾಯ ಹಾಗೂ ಸರ್ಕಾರದ ನಡುವೆ ಬಾಂಧವ್ಯ ಬೆಸೆಯುವ ಕಾರ್ಯಕ್ರಮ.
2: ಪ್ರಿಯ ಜನಧ್ವನಿ ಕೇಳುಗರಿಗೆಲ್ಲ ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಾನು ನಿಮ್ಮ ಬಾಂಧವಿ ಗೆಳೆಯ ನಿಂಗರಾಜು. ಕೇಳುಗರು, ಇವತ್ತಿನ ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮದಲ್ಲಿ ಹಿಂದುಳಿದ ವರ್ಗಗಳ ಇಲಾಖೆ ಸೇವೆಗಳು ಮತ್ತು ಕಾರ್ಯಗಳ ಕುರಿತು ಇವತ್ತು ಮಾತನಾಡಲು ನಮ್ಮ ಜೊತೆ ಇದ್ದಾರೆ ಮೈಸೂರು ಜಿಲ್ಲೆಯ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ಜಿಲ್ಲಾ ಅಧಿಕಾರಿಗಳಾದ ಶ್ರೀ ರಾಘವೇಂದ್ರ ಸರ್ ಅವರು. ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ.
3: ಥ್ಯಾಂಕ್ ಯು
2: ಸರ್. ಮೊದಲಾಗಿ ಈ ಒಂದು ಹಿಂದುಳಿದ ವರ್ಗಗಳ ಇಲಾಖೆಯ ಪ್ರಮುಖ ಉದ್ದೇಶ ಮತ್ತು ಈ ಒಂದು ಇಲಾಖೆಯ ಒಂದು ಕಾರ್ಯಚಟುವಟಿಕೆಗಳ ಬಗ್ಗೆ ತಾವು ತಿಳಿಸಬಹುದು ಸರ್?
3: ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಸಂವಿಧಾನದ ಅನುಚ್ಛೇದ 15(4) ಮತ್ತು 16(4) ಇದು ಸ್ಥಾಪನೆ ಮಾಡಲಾಗಿದೆ. ಇದರ ಮುಖ್ಯ ಉದ್ದೇಶ ಶೈಕ್ಷಣಿಕ ಮತ್ತು ಸಾಮಾಜಿಕ ಮತ್ತು ಆರ್ಥಿಕ ಒಂದು ಸಾರ್ವಜನಿಕರಿಗೆ ನೀಡುವ ಸಲುವಾಗಿ ಈ ಇಲಾಖೆಯನ್ನು ಸ್ಥಾಪನೆ ಮಾಡಲಾಗಿದೆ.
2: ಸರ್, ನಮ್ಮ ಈ ಒಂದು ಮೈಸೂರು ಜಿಲ್ಲೆಯಲ್ಲಿ ಪ್ರಮುಖವಾಗಿ ಈ ಒಂದು ಹಿಂದುಳಿದ ವರ್ಗಗಳ ಇಲಾಖೆ ಯಾವ ಯಾವ ಪ್ರಮುಖ ಸೇವೆಗಳು ಮತ್ತು ಯೋಜನೆಗಳನ್ನ ನೀಡ್ತಾ ಇದೆ ಸರ್?
3: ನಾವು ಮೈಸೂರು ಜಿಲ್ಲೆಯಲ್ಲಿ ಮೊಟ್ಟ ಮೊದಲನೇದಾಗಿ ನಾವು ವಸತಿ ನಿಲಯಗಳು, ಒಟ್ಟು ನಮ್ಮಲ್ಲಿ 108 ವಸತಿ ನಿಲಯಗಳಿದ್ದಾವೆ. ಅದರಲ್ಲಿ 67 ಪೋಸ್ಟ್ ಮೆಟ್ರಿಕ್ ವಸತಿ ನಿಲಯಗಳು ಹಾಗೂ 41 ಪ್ರೀ ಮೆಟ್ರಿಕ್ ವಸತಿ ನಿಲಯಗಳಿದ್ದಾವೆ. ಸೊ ಇದರದ್ದು ಒಟ್ಟು ನಾವು 10,570 ಮಕ್ಕಳಿಗೆ ನಾವು ವಸತಿ ವ್ಯವಸ್ಥೆಯನ್ನು ಕೊಡ್ತಾ ಇದ್ದೀವಿ ಮೈಸೂರು ಜಿಲ್ಲೆಯಲ್ಲಿ. ಅದರ ಜೊತೆಗೆ ಸಮುದಾಯ ಭವನ ಕಾರ್ಯಕ್ರಮಗಳು, ಹಿಂದುಳಿದ ವರ್ಗಗಳ ಸಮುದಾಯದವರು ಅವರಿಗೆ ಅವರ ಸಮುದಾಯದ ಕಾರ್ಯಚಟುವಟಿಕೆ ಸಲುವಾಗಿ ಸಮುದಾಯ ಭವನವನ್ನು ನಿರ್ಮಾಣ ಮಾಡಿಕೊಳ್ಳುವ ಸಲುವಾಗಿ ಅವರಿಗೆ ಸಮುದಾಯ ಭವನವನ್ನು ಸರ್ಕಾರದ ವತಿಯಿಂದ ನೀಡಲಾಗುತ್ತದೆ. ಸೊ ಅದೇ ರೀತಿಯಾಗಿ ಶೈಕ್ಷಣಿಕವಾಗಿ ವಿದ್ಯಾರ್ಥಿಗಳು ತಮ್ಮ ವಿದ್ಯಾಭ್ಯಾಸವನ್ನು ಮುಂದುವರಿಸಬೇಕು ಸಲುವಾಗಿ ಅವರಿಗೆ ವಿದ್ಯಾರ್ಥಿ ವೇತನವನ್ನು ಕೊಡ್ತಾ ಇದ್ದೀವಿ. ಮೆಟ್ರಿಕ್ ಪೂರ್ವ ವಿದ್ಯಾರ್ಥಿ ವೇತನ ಮತ್ತು ಮೆಟ್ರಿಕ್ ನಂತರದ ವಿದ್ಯಾರ್ಥಿ ವೇತನಗಳು ನಮ್ಮ ಇಲಾಖೆಯನ್ನು ನೀಡಲಾಗುತ್ತದೆ. ಅದೇ ರೀತಿಯಾಗಿ ನಮ್ಮ ಮೈಸೂರು ಜಿಲ್ಲೆಯಲ್ಲಿ ಸಿಂಧುತ್ವವನ್ನು ಕೊಡ್ತೀವಿ. ಯಾರು ಸರ್ಕಾರಿ ಉದ್ಯೋಗಕ್ಕೆ ನೇಮಕವಾಗಿರ್ತಾರೆ ಅಂತಹ ಅಭ್ಯರ್ಥಿಗಳು ಅವರು ನಮ್ಮ ಇಲಾಖೆ ವತಿಯಿಂದ ಸಿಂಧುತ್ವವನ್ನು ಪಡೆದುಕೊಳ್ಳುತ್ತಾರೆ.
2: ಸರ್, ಈಗ ತಾವು ವಸತಿ ನಿಲಯಗಳ ಬಗ್ಗೆ ತಾವು ಮಾತನಾಡ್ತಾರೆ. ಈಗ ಈ ಒಂದು ಹಿಂದುಳಿದ ವರ್ಗಗಳ ಇಲಾಖೆಯಲ್ಲಿ ಪ್ರಮುಖವಾಗಿ ವಸತಿ ನಿಲಯಗಳು ಅಂತ ಬಂದಾಗ ಯಾರ್ಯಾರು ಈ ಒಂದು ವಸತಿ ನಿಲಯದ ಒಂದು ಸೌಲಭ್ಯವನ್ನು ಪಡೆದುಕೊಳ್ಬಹುದು ಸರ್?
3: ಸರ್, ನಮ್ಮ ವಸತಿ ನಿಲಯದಲ್ಲಿ ಟೋಟಲ್ ನಮ್ಮಲ್ಲಿ 100%ಕ್ಕೆ 75% ಹಿಂದುಳಿದ ವರ್ಗ, 25% SC/ST, 21% SC ಜನಾಂಗ, 4% ST ಜನಾಂಗ. ಈ ಏನು 75%ದಲ್ಲಿ ಕ್ಯಾಟಗರಿ 1 ಅವರು 15%, 2A 35%, 2B 9%, 3A 9%, 3B 12%. ವಿದ್ಯಾರ್ಥಿಗಳು ಆನ್ಲೈನ್ ಅಲ್ಲಿ ಅರ್ಜಿ ಸಲ್ಲಿಸು ಅವರಿಗೆ ಮೀಸಲಿಟ್ಟಂತ ವಸತಿ ನಿಲಯದಲ್ಲಿ ನಮ್ಮ ಸ್ಥಾನಗಳು.
2: ಹೇಗೆ ಸರ್ ಈಗ ತಾವು ಹೇಳಿದ್ರಿ, ಈಗ 75% ಅಷ್ಟು ಹಿಂದುಳಿದ ವರ್ಗಗಳು ಈ ಒಂದು ಹಾಸ್ಟೆಲ್ ವ್ಯವಸ್ಥೆಯನ್ನು ಪಡೆದುಕೊಳ್ಬಹುದು ಅಂತ ಹೇಳಿದ್ರಿ. ಆದ್ರೆ ಹೇಗೆ ಯಾವ ತರ ಅವರು ಪಡೆದುಕೊಳ್ಬಹುದು, ಹೇಗೆ ಅರ್ಜಿ ಸಲ್ಲಿಸಬೇಕು ಅನ್ನೋದ್ರ ಬಗ್ಗೆ ಮಾತಾಡೋಣ. ಒಂದು ಕರೆ ಇದೆ. ಹಲೋ.
4: ಹಲೋ.
2: ಹಾ ನಮಸ್ತೆ, ತಮ್ಮ ಹೆಸರು ಎಲ್ಲಿಂದ ಮಾತನಾಡ್ತಿದ್ದೀರಾ?
4: ಜವರಜನ್ ಮಾತಾಡ್ತಾರೆ ಸರ್. ಸರ್ ನಮಸ್ಕಾರ ಸರ್, ಇದು ಕೋಲ್ಡಲ್ಲಿ ಬಿಸಿಎಂ ಮಾಸ್ಟರ್ ಇದ್ದಾರೆ ಸರ್, ಬಿಸಿಎಂ ಅಂತ ಹೆಣ್ಮಕ್ ಮಾಸ್ಟರ್, ಅದನ್ನ ಸರಿಪಡಿಸ್ಬಿಡ್ತೀರಿ. ಈಗ ಮಕ್ಕಳಿಗೆ ಅದು ಯಾರು ರೂಮಲ್ಲಿ ಬಾಡಿಗೆ ಇಟ್ಕೊಂಡು ಮಕ್ಕಳಿಗೆ ಸ್ನಾನ ಮಾಡಕ್ಕಿಲ್ಲ, ನೀರು ರಸ್ತೆ ಇಲ್ಲ, ಟಾಯ್ಲೆಟ್ ಹೊರಗಡೆ ಇದೆ, ಸ್ನಾನ ಮನೆ ಹೊರಗಡೆ ಇದೆ. ಯಾಕಂದ್ರೆ ಈಗ ಆದರ್ಶ ಸ್ಕೂಲಿನ ಭಾಗ ಒಂದು ಇದೆ, ನಿಂದ ಹಾಸ್ಟೆಲ್ ಸರ್ ಬಿಸಿಎಂ ಹಾಸ್ಟೆಲ್, ಅದು ದುರಸ್ತಿ ಆಗಿದೆ ಸರ್. ಈಗ ಸಾಮಾನ್ಯ ಹೆಣ್ಮಕ್ಳಿಗೆ ಹಾಸ್ಟೆಲ್ ವ್ಯವಸ್ಥೆ ಇಲ್ಲ ಅಂದ್ಬಿಟ್ಟು ಪಾಪ ಎಷ್ಟೋ ಹೆಣ್ಮಕ್ಳು ಓದಕ್ಕೆ ಕಷ್ಟ ಆಗ್ತದೆ ಸರ್. ಹೌದು ಸರ್, ಇದೊಂದು ಸರಿಪಡಿಸ್ಕೊಡಿ. ಮತ್ತೆ ಇನ್ನೊಂದು ಸರ್, ನೀವು ಸರ್ ಕಾಲ್

0: ಅಧಿಕಾರಿಗಳಿಗೆ ಮೆಸೇಜ್ ಕೊಡೋದಕ್ಕೆ ಒಂದ್ ಸ್ವಲ್ಪ ವಿಸಿಟ್ ಮಾಡಿದ್ರೆ ಅನ್ಸ್ತಾ
1: ಸರ್. ಸರ್ ಮಾತಾಡ್ತಾರೆ, ಕೇಳಿಸ್ಕೊಳ್ಳಿ ರಾಕ
2: ಸರ್. ದೇವರಾಜ್ ದೇವರಾಜ್ ಸರ್ ನಮಸ್ತೆ ಸರ್.
0: ಆಮೇಲೆ ಜೊತೆಗೆ ಆ ಸಿಸಿ ಕ್ಯಾಮ್ರಾ ನೀನೇ ನೋಡೋ ಸರ್ ಏನಾದ್ರೂ ಮಾಡಕ್ಕಾಗತ್ತೆ
1: ಸರ್. ಓಕೆ ದೇವರಾಜ್ ಕೇಳಿಸ್ಕೊಳ್ಳಿ ಸರ್, ಮಾತಾಡ್ತಾರೆ ಕೇಳಿಸ್ಕೊಳ್ಳಿ.
2: ದೇವರಾಜ್ ಸರ್ ಅವರೇ ನಮಸ್ತೆ. ಈಗ ನಮ್ಮಲ್ಲಿ ಇಚ್ಚಿಡಿಕೋಟೆಯಲ್ಲಿ ಬಾಲಕಿಯರ ಮೆಟ್ರಿಕ್ ನಂತರ ಬಾಲಕಿಯರ ವಿದ್ಯಾರ್ಥಿ ನಿಲಯ ಇದೆ, ಅದು ಬಾಡಿಗೆ ಕಟ್ಟಡದಲ್ಲಿ ನಾವು ರನ್ ಮಾಡ್ತಾ ಇದ್ದೀವಿ. ಆದರ್ಶ ಏನ್ ಸ್ಕೂಲ್ ಇದೆ ಅದರ ಡಿಗ್ರಿ ಕಾಲೇಜ್ ಪಕ್ಕಕ್ಕೆ ನಮಗೆ ಸರ್ಕಾರದ ಒಂದು ಬಿಲ್ಡಿಂಗ್ ಇದೆ, ಆ ಬಿಲ್ಡಿಂಗು ನಮಗೆ ಸರ್ಕಾರದಿಂದ ಹಸ್ತಾಂತರ ಮಾಡಿದ್ದಾರೆ. ಅದರದ್ದು ದುರಸ್ತಿ ಕಾಮಗಾರಿ ನಡೀತಾ ಇದೆ ಸರ್. ಅಲ್ಲಿ ಪೋಸ್ಟ್ ಮೆಟ್ರಿಕ್ ಅಲ್ಲಿ ಬಾಯ್ಸ್ ಅಥವಾ ಗರ್ಲ್ಸ್ಗೆ ಯಾವ ಮಕ್ಕಳಿಗೆ ಅದು ಸೂಕ್ತವಾಗುತ್ತೆ ಅಂತ ನಾವು ಡಿಸ್ಕಸ್ ಮಾಡಿ ಅಲ್ಲಿ ಮತ್ತೆ ಅಲ್ಲಿರುವಂತಹ ನಾವು ಮಕ್ಕಳದ ಒಪಿನಿಯನ್ ಅನ್ನು ತಗೊಂಡು ನಾವು ಅಲ್ಲಿ ಆ ಮಕ್ಕಳಿಗನ್ನ ಕಳಿಸ್ಕೊಡೋ ವ್ಯವಸ್ಥೆ ಮಾಡ್ತೀವಿ ಸರ್, ತೊಂದರೆ ಆಗ್ಲಾರ್ದಂಗೆ.
0: ಸರ್ ಏನಾಗಿದೆ ಗೊತ್ತಾ ಸರ್, ಮನೆಗೆ ಹೆಣ್ಮಕ್ಳ ಶೌಚಾಲಯ ಹೊರಗಡೆ ಸರ್ ಒಂದು, ಯಾಕಂದ್ರೆ ಮಹಿಳೆ ಪಾಪ ಹೆಣ್ಮಕ್ಳು ತುಂಬಾ ಕಷ್ಟಪಡ್ತಾರೆ. ಒಂದು ಎರಡನೇ ಸ್ಥಾನದ ಮನೆ ಇಲ್ಲ ಸರ್, ಅಲ್ಲಿ ನೀನ್ ವ್ಯವಸ್ಥೆ ಇಲ್ಲ
2: ಸರ್. ಮೆಟ್ರಿಕ್ ಮೆಟ್ರಿಕ್ ಸರ್ ಸರ್ ಸರ್ ಮೆಟ್ರಿಕ್ ನಂತರದ ನಮ್ಮ ವಸತಿ ನಿಲಯದಲ್ಲಿ ಏನ್ ತಾವ್ ಬಾಲಕಿಯರ ಬಾಡಿಗೆ ಕಟ್ಟಡ ಹೇಳ್ತಾ ಇದ್ರಿ, ಅಲ್ಲಿ ನಮ್ದು ಶೌಚಾಲಯಗಳು ಮತ್ತೆ ಸ್ನಾನದ ಮನೆಗಳು ನಾನು ವಿಸಿಟ್ ಮಾಡಿದೀನಿ ಸರ್, ಆ ರೀತಿ ಯಾವುದು ಹೊರಗಡೆ ಇಲ್ಲ. ಯಾಕಂದ್ರೆ ನಾವು ಸೂಕ್ತವಾದ ಭದ್ರತೆ ನಾವು ಕೊಡ್ಲೇಬೇಕಾಗುತ್ತೆ ಸರ್.
0: ಇದೆ ಸರ್, ಯಾಕಂದ್ರೆ ಎರಡು ಹೊರಗಡೆಯಿಂದ ಮಕ್ಕಳು ಸ್ನಾನನೇ ಮಾಡ್ತಿಲ್ಲ ಸರ್, ನೀರಿಲ್ಲ, ನೀರಿನ ವ್ಯವಸ್ಥೆ ಇಲ್ಲ ಅಂದ್ಬಿಟ್ಟು.
2: ನೀರಿನ ವ್ಯವಸ್ಥೆ ಇಲ್ಲ ಅಂತಂದ್ರೆ ನಾವು ಬಾಡಿಗೆ ಕಟ್ಟಡ ತಗೊಳಕ್ ಬರೋದೇ ಇಲ್ಲ ಸರ್. ಸೊ ಅದನ್ನ ನಾವು ನಾನೇ ಪರಿಶೀಲನೆ ಮಾಡಿದ್ದೀನಿ, ನಿಮ್ಗೆ ಬೇಕಾದ್ರೆ ನಾನು ಇವತ್ತು ಇಲ್ಲೇ ಇದ್ದೀನಿ, ನಾನು ನನ್ನ ಜೊತೆನೆ ಕರ್ಕೊಂಡು ಹೋಗಿ ತಮಗೆ ತೋರಿಸ್ತೀನಿ ಸರ್.
0: ಹೌದು ಹೋಗಿ ಸರ್, ಅಲ್ಲ ಹೋಗಿ ನೋಡ್ಕೊಂಡು ನೀವು ಬನ್ನಿ ಸರ್, ಯಾಕಂದ್ರೆ ಮಕ್ಕಳಿಗೆ ಸ್ನಾನ ವ್ಯವಸ್ಥೆ
2: ಸರ್. ಸ್ನಾನದ ವ್ಯವಸ್ಥೆ ಇಲ್ಲ ಅಂದ್ರೆ ನಾವು ವಸತಿ ನಿಲಯನ ಸ್ಟಾರ್ಟ್ ಮಾಡಕ್ಕೆ ಬರೋದಿಲ್ಲ. ಎಸ್ ಎಸ್ ಸರ್.
1: ಓಕೆ ವಿಸಿಟ್ ಮಾಡ್ತಾರೆ ದೇವರಾಜರೆ ಸರ್, ಇವತ್ತು ಇಲ್ಲೇ ಬಂದಿದ್ದಾರೆ, ಒಂದ್ ಸಲ ವಿಸಿಟ್ ಮಾಡ್ಬಿಟ್ಟು ನೋಡ್ತಾರೆ. ಓಕೆ ಓಕೆ, ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ ಸರ್. ಈಗ ತಾವು ಮಾತನಾಡ್ತಾ ಹೇಳ್ತಾ ಇದ್ರಿ, ಈಗ ನಾವು ವಸತಿ ನಿಲಯಕ್ಕೆ ಸಂಬಂಧಪಟ್ಟಂತೆ ದಾಖಲಾತಿ ಪ್ರಕ್ರಿಯೆ ಬಗ್ಗೆ ತಾವು ಮಾತನಾಡ್ತಾ ಇದ್ರಿ. ಹೇಗೆ ಸರ್, ಯಾವ ತರ ಅವರು ದಾಖಲಾತಿಗಳನ್ನ ಪಡ್ಕೊಳ್ಬೇಕು, ಅದ ಮೆರಿಟ್ ಆಧಾರದ ಮೇಲೆ ಇರಬೇಕು, ಅಥವಾ ಯಾವ ತರ ಅಪ್ಲಿಕೇಶನ್ ಅವರು ಹಾಕ್ಬೇಕು, ಅಥವಾ ಆನ್ಲೈನ್ ವ್ಯವಸ್ಥೆನ, ಅಥವಾ ಹೇಗೆ ಸರ್?
2: ಸರ್ ನಮ್ಗೆ ಯಾವುದೇ ನಮ್ಮ ವಿದ್ಯಾರ್ಥಿಗಳು ನಮ್ಮ ವಸತಿ ನಿಲಯಕ್ಕೆ ಸೇರ್ಕೊಳ್ಬೇಕು ಅಂತಂದ್ರೆ SHP ಅಂತಿದೆ ಸರ್, ಸ್ಟೇಟ್ ಸ್ಕಾಲರ್ಶಿಪ್ ಪೋರ್ಟಲ್ ಅಂತ. ಸ್ಟೇಟ್ ಸ್ಕಾಲರ್ಶಿಪ್ ಪೋರ್ಟಲ್ ಮೂಲಕ ನಾವು ಆನ್ಲೈನ್ ಅರ್ಜಿಯನ್ನು ಆಹ್ವಾನ ಮಾಡ್ತೀವಿ ಅಂತ ಹಂತ ಹಂತವಾಗಿ. ಈಗ ಮೆಟ್ರಿಕ್ ಪೂರ್ವ ಮತ್ತೆ ಮೆಟ್ರಿಕ್ ನಂತರದ PUC ವಿದ್ಯಾರ್ಥಿಗಳಿಗೋಸ್ಕರ ನಾವು ಅರ್ಜಿಯನ್ನು ಆಹ್ವಾನ ಮಾಡಿದ್ದೀವಿ. ಈ ತಿಂಗಳ 25ರಿಂದ ಅರ್ಜಿಯನ್ನು ನಾವು ಆಹ್ವಾನ ಆಗಿದೆ. ಸೊ ಅಂತಂದ್ರೆ ಅದು ಹಂತ ಹಂತವಾಗಿ ಡಿಗ್ರಿಗೆ, ಆ ಡಿಗ್ರಿದನ್ನ ಅದಕ್ಕೊಂದು ಸಮಯ ನಿಗದಿಪಡಿಸ್ತಾರೆ ಕೇಂದ್ರ ಕಚೇರಿಯಿಂದ, ಅದು SHP ಮೂಲಕ ಅರ್ಜಿಯನ್ನು ಆಹ್ವಾನ ಮಾಡ್ತಾರೆ. ಆ ಅರ್ಜಿ ಆಹ್ವಾನ ಮಾಡಿದ್ದು ಒಂದು ತಿಂಗಳು ನಮಗೆ ಅಪ್ಲಿಕೇಶನ್ ಹಾಕಕ್ಕೆ ಕಾಲಾವಕಾಶ ಕೊಟ್ಟಿರ್ತಾರೆ. ಆ ಕಾಲಾವಕಾಶದಲ್ಲಿ ಅವರು ಅರ್ಜಿ ಹಾಕೊಳ್ಬೇಕು ಸರ್. ಇಲ್ಲಿ ಮೆಟ್ರಿಕ್ ಪೂರ್ವಕ್ಕೆ ನಮಗೆ ಆಯಾ ಏನ್ ಸೆಲೆಕ್ಷನ್ ಯಾವ ರೀತಿ ಇರುತ್ತೆ ಅಂತಂದ್ರೆ, ಆಯಾ ತಾಲೂಕಿನ ಏನು ಪ್ರತಿನಿಧಿಸುವಂತಹ ಶಾಸಕರು ಇರ್ತಾರೆ, ಅವರ ಅಧ್ಯಕ್ಷತೆಯಲ್ಲಿ ಸೆಲೆಕ್ಷನ್ ಅನ್ನು ಆಯ್ಕೆ ಪ್ರಕ್ರಿಯೆ ಮೆರಿಟ್ ಆಧಾರದ ಮೇಲೆ, ಅದಕ್ಕೆ ಅಧ್ಯಕ್ಷರು ಆಯಾ ತಾಲೂಕಿನ MLA ಅವರಾಗಿರ್ತಾರೆ. ಅದೇ ರೀತಿ ಮೆಟ್ರಿಕ್ ನಂತರ ಅದು ಏನ್ PUC ಡಿಗ್ರಿ ಎಲ್ಲ ಅದಕ್ಕೂ ಸೆಲೆಕ್ಷನ್ ಪ್ರೊಸೆಸ್ಗೆ ಅದಕ್ಕೂ ಒಂದು ಕಮಿಟಿ ಇದೆ. ಅತಿ ಹೆಚ್ಚು ಪ್ರತಿನಿಧಿಸುವ ಶಾಸಕರು ಅಂದ್ರೆ ಫಾರ್ ಎಕ್ಸಾಂಪಲ್ ಮೈಸೂರಲ್ಲಿ ನಮ್ಮ ಹಾಸ್ಟೆಲ್ಗಳ ಏನು ಎಲ್ಲಿ ನಾವು ಹಾಸ್ಟೆಲ್ಗಳಿದಾವೆ ಆ ಹಾಸ್ಟೆಲ್ಗಳಲ್ಲಿ ಅತಿ ಹೆಚ್ಚು ಪ್ರತಿ ಯಾರು ಶಾಸಕರು ಇರ್ತಾರೆ ಅವರು ಅದಕ್ಕೆ ಅಧ್ಯಕ್ಷರು ಇರ್ತಾರೆ, ಉಳಿದವರೆಲ್ಲ ಸದಸ್ಯರು ಇರ್ತಾರೆ. ಸೊ ಅದೇ ರೀತಿಯಾಗಿ ನಾವು ಅಲ್ಲೂ ಮೆರಿಟ್ ಬೇಸ್ಡ್ ಮೇಲೆ ನಾವು ಆನ್ಲೈನ್ ಸೆಲೆಕ್ಷನ್ ಪ್ರೊಸೆಸ್ ಅನ್ನ ಮಾಡ್ಕೊಳ್ತೀವಿ. ಸೊ ಸೆಲೆಕ್ಷನ್ ಅಲ್ಲದೇನೆ ನಮಗೆ ಮೆಟ್ರಿಕ್ ನಂತರದಲ್ಲಿ ನಮಗೆ ಯಾವ ರೀತಿ ಆದೇಶ ಇದೆ ಅಂತಂದ್ರೆ, ಜಿಲ್ಲೆಯವರಿಗೆ ಜಿಲ್ಲೆಯಿಂದ ನಮಗೆ ಅಂದ್ರೆ ಫಾರ್ ಎಕ್ಸಾಂಪಲ್ ಮೈಸೂರು ಜಿಲ್ಲೆಯವರಿಗೆ 50%, ಉಳಿದವರಿಗೆ ಹೊರ ಜಿಲ್ಲೆಯವರಿಗೆ 50%, ಈ ರೀತಿ ಮೀಸಲಾತಿಯನ್ನು ಕೊಟ್ಟರು.
1: ಸರಿಗೆ ತಾವು ಮಾತನಾಡ್ತಾ ಹೇಳ್ತಾ ಇದ್ರಿ, ಏನು ಹಾಸ್ಟೆಲ್ಗೆ ನಾವು ದಾಖಲಾತಿ ಅಥವಾ ಪ್ರವೇಶಾತಿಯನ್ನು ಪಡಿಬೇಕು ಅಂತಂದ್ರೆ ಹೇಗೆ ಆಯ್ಕೆ ಪ್ರಕ್ರಿಯೆ ಇರುತ್ತೆ, ಯಾವ ತರ ಅರ್ಜಿಯನ್ನು ಸಲ್ಲಿಸಬೇಕು ಅಂತ ಹೇಳಿದ್ರಿ. ಈಗ ಹಾಸ್ಟೆಲ್ನಲ್ಲಿ ಇರತಕ್ಕಂತ ಒಂದು ಮಕ್ಕಳಿಗೆ ಹಾಸ್ಟೆಲ್ನಲ್ಲಿ ಏನೇನು ಒಂದು ವ್ಯವಸ್ಥೆಗಳು ಅಥವಾ ಸೌಲಭ್ಯಗಳನ್ನ ನೀಡಲಾಗ್ತಾ ಇದೆ ಸರ್?
2: ಸರ್ ಅವರಿಗೆ ನಾವು ಊಟದ ವ್ಯವಸ್ಥೆ ಇರುತ್ತೆ. ಸೊ ಊಟದ ವ್ಯವಸ್ಥೆ ಜೊತೆಗೆ ನಾವು ಮನೆಯಲ್ಲಿ ಯಾವ್ಯಾವ ವ್ಯವಸ್ಥೆ ನಾವು ನಮ್ಮ ಮಕ್ಕಳಿಗೆ ಪ್ರೊವೈಡ್ ಮಾಡ್ತೀವಿ ಆ ಎಲ್ಲ ವ್ಯವಸ್ಥೆ ಇರುತ್ತೆ. ಫಾರ್ ಎಕ್ಸಾಂಪಲ್ ಅವರಿಗೆ ಶುಚಿ ಕಿಟ್ ಕೊಡ್ತೀವಿ, ಪ್ರತಿ ತಿಂಗಳು ಶುಚಿ ಕಿಟ್ ಅಂತಂದ್ರೆ ಅವರಿಗೆ ಆ ಶುಚಿ ಕಿಟ್ ಅಲ್ಲಿ ಬ್ರಷ್ ಪೇಸ್ಟು ಸೋಪು ಬಟ್ಟೆ ಸೋಪು

0: ಮತ್ತೆ ತಲೆ ಎಣ್ಣೆ ಇದೆಲ್ಲ ಕೊಡ್ತೀವಿ. ಮತ್ತೆ ಮಹಿಳೆಯರಿಗೆ ಮೈಸೂರು ಟಾಲ್ಕಮ್ ಪೌಡರ್ ಅದ್ರ ಜೊತೆ ಇರುತ್ತೆ. ಅದೇ ರೀತಿ ಗ್ರಂಥಾಲಯ ವ್ಯವಸ್ಥೆ ಇರುತ್ತೆ ನಮ್ಮಲ್ಲಿ. ಗ್ರಂಥಾಲಯದಲ್ಲಿ ಎಲ್ಲಾ ಕೋರ್ಸಿಗೆ ಸಂಬಂಧಪಟ್ಟಂತ ಪುಸ್ತಕಗಳು ಇರ್ತವೆ. ಅದೇ ರೀತಿ ಅವ್ರಿಗೆ ಬೇಕಾದಂತ ಕಾಂಪಿಟೇಟಿವ್ ಪುಸ್ತಕಗಳು ನಮ್ಮ ಗ್ರಂಥಾಲಯದಲ್ಲಿ ಇರುತ್ತೆ. ಈ ರೀತಿ ಎಲ್ಲ ವ್ಯವಸ್ಥೆಯನ್ನು ನಾವು ವಸತಿ ನಿಲಯಗಳಲ್ಲಿ ಮಾಡ್ತಿರ್ತೀವಿ.
1: ಓಕೆ, ಸೊ ಈ ಒಂದು ವಸತಿ ನಿಲಯಗಳ ಒಂದು ಮೇಲ್ವಿಚಾರಣೆನ ಯಾರು ನೋಡ್ತಾ ಇರ್ತಾರೆ ಅಂದ್ರೆ ಹಾಸ್ಟೆಲಲ್ಲಿ ಅಲ್ಲಿ ಹೇಗೆ ಒಂದು ಒಂದು ವ್ಯವಸ್ಥೆಗಳನ್ನ ಅಂದ್ರೆ ಪ್ರತ್ಯೇಕವಾಗಿ ಮಹಿಳೆ ಹುಡುಗಿಯರು ಮತ್ತೆ ಹುಡುಗರಿಗೆ ವ್ಯವಸ್ಥೆ ಬೇರೆ ಬೇರೆ ಇರುತ್ತೆ ಅಥವಾ ಅದರ ನಿರ್ವಹಣೆ ಹೇಗಿರುತ್ತೆ ಸರ್?
0: ಸರ್, ನಮ್ಮಲ್ಲಿ ಬಾಲಕ ಮತ್ತು ಬಾಲಕಿಯರಿಗಂತೂ ಪ್ರತ್ಯೇಕವಾಗಿ ಸರ್. ಬಾಲಕಿಯರಿಗೆ ಅಲ್ಲಿ ಅಡಿಗೆ ಮಾಡುವವರಿಂದ ಎಲ್ಲಾ ಸ್ಟಾಫ್ಗಳು ಮಹಿಳೆಯರೇ ಆಗಿರುತ್ತಾರೆ. ಮತ್ತೆ ಅಲ್ಲಿರುವಂತಹ ಏನು ಆ ವಸತಿ ನಿಲಯವನ್ನು ನೋಡ್ಕೊಳ್ಳುವಂತಹ ನಿಲಯ ಪಾಲಕರು ವಾರ್ಡನ್ ಯಾರಿರ್ತಾರೆ ಅವರು ಮಹಿಳೆಯರಾಗಿರುತ್ತಾರೆ. ಅವರು ಆ ಪೂರ್ತಿ ಆ ವಸತಿ ನಿಲಯದ ಎಲ್ಲಾ ಜವಾಬ್ದಾರಿ ಅವರೇ ಆಗಿರುತ್ತಾರೆ. ಏನು ವಸತಿ ನಿಲಯದಲ್ಲಿ ಮಕ್ಕಳ ಅವರ ಶಿಕ್ಷಣ ಆಗ್ಲಿ ಅವರಿಗೆ ಭದ್ರತೆ ಆಗ್ಲಿ ಎಲ್ಲಾ ರೀತಿ ವ್ಯವಸ್ಥೆಯನ್ನು ನಿಲಯ ಪಾಲಕರು ಕರ್ತವ್ಯ ಆಗಿರುತ್ತೆ. ಅದ್ರದ್ದು ಮೇಲ್ವಿಚಾರಣೆ ಮಾಡುದು ಅಂತಂದು ತಾಲೂಕು ಕಲ್ಯಾಣಾಧಿಕಾರಿಗಳು ಅಂತ ಇರ್ತಾರೆ. ಪ್ರತಿ ತಾಲೂಕಿಗೆ ಒಬ್ರು ಕಲ್ಯಾಣಾಧಿಕಾರಿ ಇರ್ತಾರೆ. ಅವ್ರ ಮೇಲ್ಗಡೆ ಮತ್ತೆ ಜಿಲ್ಲಾ ಅಧಿಕಾರಿಗಳು ತಪಾಸಣೆಗೆ ಹೋಗ್ತಾರೆ, ಅವರು ಮೇಲ್ವಿಚಾರಣೆ ಮಾಡ್ತಾರೆ.
1: ಓಕೆ ಸರ್, ಒಂದು ಕರೆ ಇದೆ. ಹಲೋ,
2: ಹಲೋ, ನಮಸ್ತೆ ಸರ್, ನಾಗರಾಜು ಅಂತ ಮಾತಾಡಿದ್ದೀನಿ.
1: ನಾಗರಾಜ್ ಅವ್ರು ಹೇಳಿ, ತಮ್ಮ ಪ್ರಶ್ನೆ ಏನು ಅಂತ.
2: ಹಲೋ,
1: ಹಾ ಹೇಳಿ ಹೇಳಿ ನಾಗರಾಜ್ ಅವ್ರು.
2: ಈ ಸ್ಪೆಷಲ್ ಕ್ಲಾಸ್ ಏನಾದ್ರು ಉಂಟಾ ನಿಮ್ಮಲ್ಲಿ? SSLC ಮತ್ತೆ PUC ಮಕ್ಕಳಿಗೆ ವಿಶೇಷವಾಗಿ ತರಗತಿ ತರಗತಿರ ಹಾಸ್ಟೆಲ್ಗಳಲ್ಲಿ?
1: ಹಾಸ್ಟೆಲ್ಗಳಲ್ಲಿ ಓಕೆ
0: ಸರ್. SSLC ಮಕ್ಕಳಿಗೆ ಅರೆಕಾಲಿಕ ಬೋಧನೆ ಅಂತಂತೀವಿ ನಾವು, ಹಾಸ್ಟೆಲ್ ಅಲ್ಲೇ ನಾವು ಮಾಡ್ತಾ ಇರ್ತೀವಿ ಸರ್.
2: ಹೆಚ್ಚಿನ ವಿದ್ಯಾಭ್ಯಾಸಕ್ಕೆ ಏನಾದ್ರು ವಿಶೇಷ ಪ್ರೋತ್ಸಾಹ ಧನ ಏನಾದ್ರು ಕೊಡ್ತೀರಾ ಅಂತ?
0: ಸರ್, ಹೆಚ್ಚಿನ ವಿದ್ಯಾಭ್ಯಾಸಕ್ಕಾಗಿ ನಮ್ಮ ಇಲಾಖೆಯಿಂದ ಡಿ ದೇವರಾಜ್ ಅರಸು ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಮಾಡ್ತಾ ಬರ್ತಾ ಇದ್ರು ಸರ್. ಹೋದ ವರ್ಷ ಮತ್ತೆ ಈ ವರ್ಷದಿಂದ ಕಾರ್ಯಕ್ರಮ ಇನ್ನೂ ಅದ್ರದ ಬಗ್ಗೆ ನೋಟಿಫಿಕೇಶನ್ ಕೊಟ್ಟಿಲ್ಲ ಸರ್. ಹೋದ ವರ್ಷ ಅದ್ರ ಹಿಂದೆ ಎಲ್ಲ ನಮ್ಗೆ 2015-16 ಆ ಕಾರ್ಯಕ್ರಮ ಸ್ಟಾರ್ಟ್ ಆಗಿತ್ತು. ಅಲ್ಲಿ ಪ್ರತಿಭಾ ಪುರಸ್ಕಾರ ಕೊಡ್ತಾ ಇದ್ರು. ಮತ್ತೆ ನಮ್ಮ ವಸತಿ ನಿಲಯದಲ್ಲಿ ಏನು ಅತಿ ಹೆಚ್ಚು ಅಂಕ ಪಡೆದಂತ ವಿದ್ಯಾರ್ಥಿಗಳಿಗೂ ನಾವು ಪ್ರತಿಭಾ ಪುರಸ್ಕಾರವನ್ನು ಕೊಡ್ತೀವಿ ಸರ್.
2: ಈ ಸಾರಿ ಯಾವ ರೀತಿ ಬಂದಿದ್ರೆ ರಿಸಲ್ಟ್ ನಿಮ್ಮ ಹಾಸ್ಟೆಲ್ಗಳಲ್ಲಿ?
0: ಸರ್, ನಮ್ಮಲ್ಲಿ ಮೆಟ್ರಿಕ್ ಪೂರ್ವ ಏನ್ ನಮ್ಮಲ್ಲಿ ಏನ್ 41 ಹಾಸ್ಟೆಲ್ ಇದೆ, ಇಡೀ ನಮ್ದು ಎಲ್ಲಾ 41 100% ನಮ್ದು ರಿಸಲ್ಟ್ ಇದೆ ಸರ್.
1: ಧನ್ಯವಾದಗಳು. ಬೇರೆ ಪ್ರಶ್ನೆ ಇದೆಯಾ?
2: ಇಲ್ಲ ಸರ್.
1: ಓಕೆ ಓಕೆ, ಧನ್ಯವಾದಗಳು ಸರ್. ಈಗ ತಾವು ತಮ್ಮ ಒಂದು ವಸತಿ ನಿಲಯಗಳ ಒಂದು ನಿರ್ವಹಣೆ ಇರ್ಬೋದು, ಅಲ್ಲಿ ಸಿಗ್ತಕ್ಕಂತ ಒಂದು ವ್ಯವಸ್ಥೆಗಳ ಬಗ್ಗೆ ತಾವು ಮಾತನಾಡ್ತಾ ಹೇಳ್ತಾ ಇದ್ರಿ. ಅದೇ ರೀತಿ ಸರ್, ಈಗ ಈ ಒಂದು ವಿದ್ಯಾರ್ಥಿಗಳಿಗೆ ನೀಡಲಾಗ್ತಕ್ಕಂಥ ಒಂದು ವಿದ್ಯಾರ್ಥಿ ವೇತನಗಳು ಅಥವಾ ಆ ಒಂದು ಯೋಜನೆಗಳಿಗೆ ಸಂಬಂಧಪಟ್ಟಂತೆ ತಾವು ತಿಳಿಸ್ಬೋದಾ ಸರ್? ಯಾವ್ಯಾವ ಒಂದು ಮೂಲಗಳಿಂದ ಒಂದು ಮಕ್ಕಳು ವಿದ್ಯಾರ್ಥಿ ವೇತನವನ್ನು ಪಡೆದುಕೊಳ್ಬಹುದು ಅನ್ನೋದ್ರ ಬಗ್ಗೆ?
0: ಸರ್, ನಮಗೆ ಮೆಟ್ರಿಕ್ ಪೂರ್ವ ವಿದ್ಯಾರ್ಥಿ ವೇತನ ಅಂತೀವಿ ಸರ್. 1-10 ತರಗತಿವರೆಗೂ ನಾವು ವಿದ್ಯಾರ್ಥಿ ವೇತನವನ್ನು ಕೊಡ್ತೀವಿ ಸರ್. ಅದಕ್ಕೆ ಒಂದು ಪೋರ್ಟಲ್ ಇದೆ ಸರ್, ಸ್ಟೇಟ್ ಸ್ಕಾಲರ್ಶಿಪ್ ಪೋರ್ಟಲ್ ಅಂತ. ಆ ಮೂಲಕ ಮಕ್ಕಳು ಅವರು ಅಪ್ಲೈ ಮಾಡಿಕೊಂಡಿದ್ರೆ ಎಲ್ಲಾ ಆನ್ಲೈನ್ ಸರ್. ಇದು ನಮಗೆ DBT ಮೂಲಕ, ಯಾವುದು ಮ್ಯಾನ್ಯುವಲ್ ಇಲ್ಲ. ಪ್ರತಿ ಒಂದು ಅವರು ಸ್ಕಾಲರ್ಶಿಪ್ ಗೆ ಅಪ್ಲೈ ಮಾಡಿ ಪ್ರೊಸೆಸ್ ಎಲ್ಲಾನು ಆನ್ಲೈನ್. ನಮ್ಮ ಮೂಲಕ ಓನ್ಲಿ ಅವರ ಏನು ಆಧಾರ್ ಜೋಡಣೆ ಆಗಿರುವಂತ ಅಕೌಂಟ್, ಬ್ಯಾಂಕ್ ಅಕೌಂಟ್ ಇರುತ್ತಲ್ಲ ಸರ್, ಅದಕ್ಕೆ DBT ಮೂಲಕ ಅವ್ರಿಗೆ ಹಣ ವರ್ಗಾವಣೆ ಆಗುತ್ತೆ ಮೆಟ್ರಿಕ್ ಪೂರ್ವ. ಮೆಟ್ರಿಕ್ ನಂತರದ್ದು, ಮೆಟ್ರಿಕ್ ನಂತರದಲ್ಲಿ ನಮಗೆ ಸ್ಕಾಲರ್ಶಿಪ್ ಏನ್ ಗ್ರೂಪ್ ಎ, ಗ್ರೂಪ್ ಬಿ, ಗ್ರೂಪ್ ಸಿ ಅಂತ ಈ ರೀತಿ ಇದೆ. ಅದೇ ರೀತಿ ನಮಗೆ ಶುಲ್ಕ ವಿನಾಯಿತಿ ಅಂತ ಕೊಡ್ತೀವಿ ಸರ್. ಶುಲ್ಕ ವಿನಾಯಿತಿ ಅಂತಂದ್ರೆ ಏನ್ ನಮ್ಮ ಅವರ ಕಲಿತಕ್ಕಂತ ಕಾಲೇಜಲ್ಲಿ ಏನ್ ಶುಲ್ಕವನ್ನ ಭರಿಸಿರ್ತಾರೆ, ಅದರಲ್ಲಿ ಶುಲ್ಕದಲ್ಲಿ ನಮಗೆ 5 ವಿಧದ ಯಾವ್ಯಾವ ಶುಲ್ಕವನ್ನ ನಾವು ಸರ್ಕಾರದಿಂದ ಭರಿಸುತ್ತೆ ಅಂತ, ಅದು ಆ ಯೂನಿವರ್ಸಿಟಿ ಅವರು ಫಿಕ್ಸ್ ಮಾಡಿರ್ತಾರೆ ಸರ್. ಎಷ್ಟು ಅಮೌಂಟು, ಯಾವ ಕೋರ್ಸ್ಗೆ ಎಷ್ಟೆಷ್ಟು ಶುಲ್ಕ ಇದೆ ಅಂತ ಅದನ್ನ ಪೂರ್ತಿ ನಮ್ಮ ಇಲಾಖೆ ರಿಇಂಬರ್ಸ್ಮೆಂಟ್ ಮಾಡುತ್ತೆ ಸಂಬಂಧಪಟ್ಟಂತ ವಿದ್ಯಾರ್ಥಿಗಳು, ಎಲಿಜಿಬಲ್ ವಿದ್ಯಾರ್ಥಿಗಳಿಗೆ.
1: ಅಂದ್ರೆ ಅವರು ಎಷ್ಟು ಶುಲ್ಕವನ್ನ ಕಟ್ಟಿರ್ತಾರೆ ಅಷ್ಟನ್ನು ಕೂಡ
0: ಅದರಲ್ಲಿ ಸರ್. ನಮಗೆ ಪರೀಕ್ಷಾ ಶುಲ್ಕ, ಗ್ರಂಥಾಲಯ ಶುಲ್ಕ, ಕ್ರೀಡಾ ಶುಲ್ಕ, ಈ ರೀತಿಯ ನಮ್ದು 4-5 ಶುಲ್ಕಗಳಿದಾವೆ. ಆ ಶುಲ್ಕಗಳನ್ನ ಯೂನಿವರ್ಸಿಟಿನಿಂದ ಅವರು ಫಿಕ್ಸ್ ಮಾಡಿರ್ತಾರೆ, ಅಷ್ಟನ್ನ ನಾವು ಸರ್ಕಾರದ ಮೂಲಕ ಅವರಿಗೂ ನೇರ ವರ್ಗಾವಣೆ ಮೂಲಕ DBT ಮೂಲಕನೇ ನಾವು ರಿಇಂಬರ್ಸ್ಮೆಂಟ್ ಮಾಡ್ತೀವಿ. ಇಲ್ಲಿ ಯಾವುದು ಮ್ಯಾನ್ಯುವಲ್ ಇಲ್ಲ.
1: ಸರ್, ಈ ಎಲ್ಲ ಒಂದು ಸೌಲಭ್ಯಗಳು ಅಥವಾ ಈ ತರ ಒಂದು ಯೋಜನೆಗಳು ಅಂದ್ರೆ ಸಾಮಾನ್ಯವಾಗಿ ತುಂಬಾ ಗ್ರಾಮೀಣ ಪ್ರದೇಶದ ಮಕ್ಕಳಿಗೆ ತಲುಪ್ತಕ್ಕಂತ ಒಂದು ನಿಟ್ಟಿನಲ್ಲಿ ಹೇಗೆ ಈ ಒಂದು ಗ್ರಾಮೀಣ ಮಕ್ಕಳಿಗೆ ನಿಖರವಾಗಿ ತಲುಪ್ತಾ ಇದೆಯಾ ಅಥವಾ ಇಲಾಖೆ ಬಗ್ಗೆ ಹೆಚ್ಚಿನ ಒಂದು ಅರಿವನ್ನು ಮೂಡಿಸ್ತಕ್ಕಂಥ ನಿಟ್ಟಿನಲ್ಲಿ ಏನಾದರೂ ಒಂದು ವ್ಯವಸ್ಥೆಯನ್ನು ಮಾಡಲಾಗಿದೆ ಹೇಗೆ ಸರ್?

0: ಸರ್, ಆಕ್ಚುಲಿ ನಮ್ಮ ಇಲಾಖೆಯಲ್ಲಿ ವಸತಿ ನಿಲಯಗಳ ಸೌಲಭ್ಯ ಇರುವುದೇ ಗ್ರಾಮೀಣ ಮಕ್ಕಳಿಗೋಸ್ಕರ. ಯಾಕೆಂತಂದ್ರೆ ನಮಗೆ ಕನಿಷ್ಠ 5 ಕಿಲೋಮೀಟರ್ ದೂರದಿಂದ ನಮ್ಮ ವಸತಿ ನಿಲಯ ಬರುವಂತ ವಿದ್ಯಾರ್ಥಿಗಳಿಗೆ ಮಾತ್ರ ನಾವು ವಸತಿ ನಿಲಯ ಕೊಡ್ತೀವಿ. ಆದ್ರೆ ಅದೇ ಟೌನ್ ಅಲ್ಲಿ ಇರುವಂತ ವಿದ್ಯಾರ್ಥಿಗಳು ನಾವು ಅಷ್ಟೊಂದು ಕೊಡೋದಿಲ್ಲ. ಸೊ ಅತಿ ಹೆಚ್ಚಾಗಿ ನಾವು ಗ್ರಾಮೀಣ ವಿದ್ಯಾರ್ಥಿಗಳು ಶೈಕ್ಷಣಿಕವಾಗಿ ಅವರಿಗೆ ಪ್ರೋತ್ಸಾಹ ಸಿಗಬೇಕಂತ ನಮ್ಮ ಇಲಾಖೆಯ ಕಾನ್ಸೆಪ್ಟ್ ಇದೆ ಸರ್.
1: ಸರಿ, ಇದ್ರ ಜೊತೆಗೆ ತಾವೇ ಹೇಳ್ತಾ ಇದ್ರಿ, ಈಗ ಮಕ್ಕಳು ವಿದ್ಯಾರ್ಥಿಗಳಿಗೆ ತಾವು ಹೇಗೆ ತಮ್ಮ ಒಂದು ಹಾಸ್ಟೆಲ್ ವ್ಯವಸ್ಥೆಗಳಲ್ಲಿ ಏನೇನು ವ್ಯವಸ್ಥೆಗಳಿದೆ ಅಂತ ಹೇಳಿದ್ರೆ, ಈಗ ಹಾಸ್ಟೆಲ್ಗಳಲ್ಲಿ ಪ್ರತಿದಿನ ಒಂದು ಊಟದ ಮೆನು ಇದೇ ತರ ಕೊಡಬೇಕು ಅಂತಕ್ಕಂಥ ಒಂದು ನಿಯಮಾವಳಿ ಏನಾದರೂ ಮಾಡಲಾಗಿದೆ ಅಥವಾ ಹೇಗೆ ಸರ್?
0: ಸರಿ, ಇಲಾಖೆಯಲ್ಲಿ ನಮಗೆ ಈಗ ನಮ್ಮ ಏನು ನಮ್ಮ ಕರ್ನಾಟಕದಲ್ಲಿ ಡಿವಿಜನ್ ವೈಸ್ ಮೈಸೂರು ಡಿವಿಜನ್ಗೆ ಒಂದು ಸಪ್ರೇಟ್ ಮೆನು ಚಾರ್ಟ್ ಅಂತ ಇರುತ್ತೆ ಸರ್. ಆ ಮೆನು ಚಾರ್ಟ್ ಪ್ರಕಾರನೇ ನಾವು ಅವರಿಗೆ ಊಟ ಅನ್ನ ವ್ಯವಸ್ಥೆ ಮಾಡಲೇಬೇಕಾಗುತ್ತೆ. ಬೆಳಗ್ಗೆ ಏನು ಟಿಫಿನ್ ವ್ಯವಸ್ಥೆ ಇರುತ್ತೆ ಅದೇ ಮೆನು ಚಾರ್ಟ್ ಪ್ರಕಾರನೇ ಕೊಡಬೇಕು, ಏನು ವೇರಿಯೇಷನ್ ಇರೋದಿಲ್ಲ. ಮಧ್ಯಾಹ್ನ ಊಟ ಮೆನು ಚಾರ್ಟ್ ಪ್ರಕಾರ, ರಾತ್ರಿ ಊಟನೂ ಮೆನು ಚಾರ್ಟ್ ಪ್ರಕಾರ, ಬಾಳೆಹಣ್ಣು ಮೊಟ್ಟೆ ಮತ್ತೆ ಚಿಕನ್ನು ಇದು ಯಾವುದು ಎಲ್ಲಾನೂ ನಾವು ಮೆನು ಚಾರ್ಟ್ ಪ್ರಕಾರನೇ ಕೊಡೋ ವ್ಯವಸ್ಥೆ ಮಾಡ್ತೀವಿ.
1: ಸರ್, ಅದರ ಜೊತೆಗೆ ಈಗ ತಾವು ಹೇಳಿದ್ರಿ ವಿದ್ಯಾರ್ಥಿ ವೇತನ ಹೇಳಿದ್ರಿ, ಹಾಸ್ಟೆಲ್ ವ್ಯವಸ್ಥೆ ಹೇಳಿದ್ರಿ, ಮತ್ತೆ ಪ್ರಮುಖವಾಗಿ ತಮ್ಮ ಒಂದು ಇಲಾಖೆಯಲ್ಲಿ ಯಾರು ಹೆಚ್ಚಿನ ಒಂದು ಮೀಸಲಾತಿಯನ್ನ ಪಡೆದುಕೊಳ್ತಾರೆ ಅನ್ನೋದ್ರ ಬಗ್ಗೆ ಕೂಡ ತಾವು ಹೇಳಿದ್ರಿ. ಅದೇ ರೀತಿ ಈಗ ಯುವಕರಿಗೆ ಒಂದು ಕೌಶಲಾಭಿವೃದ್ಧಿ ತರಬೇತಿಗಳಿರ್ಬೋದು ಅಥವಾ ಈ ತರ ಒಂದು ಕಾರ್ಯಕ್ರಮಗಳನ್ನ ಕೂಡ ತಮ್ಮ ಇಲಾಖೆಯಿಂದ ಮಾಡಲಾಗ್ತಾ ಇದೆ ಅಥವಾ ಹೇಗೆನಾದ್ರ ಬಗ್ಗೆ ಮಾತಾಡೋಣ ಸರ್? ಒಂದು ಕರೆ ಇದೆ ಮತ್ತೊಂದು. ಹಲೋ
2: ಸರ್, ನಮಸ್ಕಾರ ಸರ್.
1: ಹಾ ನಮಸ್ತೆ, ತಮ್ಮ ಹೆಸರು?
2: ಸರ್, ನನ್ನ ಹೆಸರು ದೊಡ್ಡ ಸಮಾಜ ಸೇವಕ.
1: ಹಾ ದೊಡ್ಡ ನಾಯ್ಕರೆ ಹೇಳಿ, ಇವತ್ತು ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಅಧಿಕಾರಿಗಳಿದ್ದಾರೆ, ತಮ್ಮ ಪ್ರಶ್ನೆ ಏನಂತ ಹೇಳಿ.
2: ಹಿಂದುಳಿದ ಮತ್ತು ಅಲ್ಪಸಂಖ್ಯಾತರ ಇಲಾಖೆಯಲ್ಲಿ ನಮ್ಮ ಸಂವಿಧಾನದ ಪ್ರಕಾರ ಜನರ ಬಡತನದಿಂದ ಮೇಲೆತ್ತುವುದಕ್ಕೋಸ್ಕರ ಸಬ್ಸಿಡಿ ಸಾಲ ಸೌಲಭ್ಯಗಳು ಜಾಸ್ತಿ ಪ್ರಮಾಣದಲ್ಲಿ ಬರ್ತಾ ಇದೆ. ಆದ್ರೆ ಅದನ್ನ ಆ ಪ್ರಗತಿ ಮಾಡ್ಲಿಕ್ಕೆ ಈ ರಾಜಕಾರಣಿಗಳ ಬೆರಿ ಬಟ್ಟೆ ಅವರು ರೆಕಮೆಂಡ್ ಮಾಡ್ತಾರ, ಯಾರು ಬೆಳೆ ಬಟ್ಟೆ ಇಟ್ಕೊಂಡು ಬೈಕ್ ಅಲ್ಲಿ ತಿರ್ತಾರ ಅವ್ರಿಗೆ ಅವ್ರ ಹೆಸರನ್ನ. ನೀವು ಇನ್ವೆಸ್ಟಿಗೇಷನ್ ಮಾಡಿ ಫೀಲ್ಡ್ ವರ್ಕ್ ಮಾಡಿ ಆ ಬಡತನ ರೇಖೆಯಲ್ಲಿರೋರಿಗೆ ಆ ಒಂದು ಕಾರ್ಯಕ್ರಮ ನೀಡುವುದರಿಂದ ನಮ್ಮ ಭಾರತ ದೇಶದ ಬಡತನವನ್ನ ಅಡಿಸ್ಲಿಕ್ಕೆ ಅದು ಮೂಲ ಕಾರಣ ಆಗುತ್ತೆ ಅಂತ ನನ್ನ ಒಂದು ಅನಿಸಿಕೆ.
1: ಸರ್ ಮಾತನಾಡ್ತಾರೆ, ಕೇಳಿಸ್ಕೊಳ್ಳಿ.
0: ಸರ್ ನಮಸ್ತೆ ಸರ್, ಇದು ಏನು ಆರ್ಥಿಕ ಸೌಲಭ್ಯ, ಇದಕ್ಕೆ ಆದಂತೆ ಪ್ರತ್ಯೇಕವಾದ ನಿಗಮ ಇದೆ ಸರ್, ಡಿ ದೇವರಾಜ್ ಅರಸು ನಿಗಮ ಅವರು, ಅವರು ನೆಕ್ಸ್ಟ್ ಕಾರ್ಯಕ್ರಮದಲ್ಲಿ ತಮಗೆ ಸ್ಪಷ್ಟವಾಗಿ ತಿಳಿಸ್ಕೊಡ್ತಾರೆ.
1: ಓಕೆ, ದೊಡ್ಡ ಸಿನಾಗರಿಗೆ ತಾವು ಕೇಳಿದಂತಹ ಪ್ರಶ್ನೆ ಇದು ನಿಗಮಕ್ಕೆ ಸಂಬಂಧಪಟ್ಟಂತೆ ಬರುತ್ತೆ, ಬಟ್ ಇವತ್ತು ಸರ್ ಮಾತನಾಡ್ತಕ್ಕಂಥದ್ದು ಒಂದು ಹಾಸ್ಟೆಲ್ ವ್ಯವಸ್ಥೆ ಇರ್ಬೋದು ಮತ್ತೆ ವಿದ್ಯಾರ್ಥಿ ವೇತನಗಳಿರ್ಬೋದು, ಶೈಕ್ಷಣಿಕ ಪ್ರಗತಿ, ಇದಕ್ಕೆ ಸಂಬಂಧಪಟ್ಟಂತೆ ಮಾತನಾಡ್ತಾ ಇದ್ದಾರೆ. ಸೊ ಅದರ ಬಗ್ಗೆ ತಮಗೆ ಪ್ರಶ್ನೆ ಇದೆಯಾ?
2: ಅಲ್ಲಲ್ಲ, ಈಗ ಹಿಂದುಳಿದ ಮತ್ತು ಅಲ್ಪಸಂಖ್ಯಾತರ ಇಲಾಖೆಯಲ್ಲಿ ಬಡತನ ರೇಖೆಯಲ್ಲಿ ಸಬ್ಸಿಡಿ ಸಾಲ ಸೌಲಭ್ಯ ಇದೆಯಲ್ಲ ಸರ್.
1: ಅದೇ ಅದು ದೇವರಾಜ ಅರಸು ನಿಗಮ ಅವ್ರಿಗೆ ಸಂಬಂಧಪಟ್ಟಂತೆ ಬರುತ್ತಂತೆ, ಇದು ಬಂದು ಇವತ್ತು ಹಾಸ್ಟೆಲ್ಗೆ ಸಂಬಂಧಪಟ್ಟಂತೆ ಇರ್ಬೋದು, ಮತ್ತೆ ಏನು ಸಮುದಾಯ ಭವನಗಳ ನಿರ್ಮಾಣ, ಮತ್ತೆ ವಿದ್ಯಾರ್ಥಿ ವೇತನ ಸ್ಕಾಲರ್ಶಿಪ್ ವಿದ್ಯಾರ್ಥಿಗಳಿಗೆ, ಮತ್ತೆ ಯುವಕರಿಗೆ ಒಂದು ಕೌಶಲ್ಯಾಭಿವೃದ್ಧಿ ತರಬೇತಿಗಳು, ಈ ತರ ಇದಕ್ಕೆ ಸಂಬಂಧಪಟ್ಟಂತೆ ಇದೆ ಸರ್. ತಾವು ಅದ್ರ ಬಗ್ಗೆ ತಾವೇನಾದ್ರು ಇದ್ರೆ ಕೇಳ್ಬೋದು.
2: ಹಾ ಸರಿ, ಈಗ ಸರ್ ಈಗ ನಿಮ್ಮ ಅಲ್ಪಸಂಖ್ಯಾತ ಇಲಾಖೆಯಲ್ಲಿ ಆ ವ್ಯವಸ್ಥೆ ಎಲ್ಲ ಸರಿಯಾಗಿ ನಡೀತಾ ಇರೋದ್ರಿಂದ ಈ ಹಾಸ್ಟೆಲ್ ವಿಧಾನಗಳು ಇವೆಲ್ಲ ನಡೀತಾ ಇರೋದ್ರಿಂದ ನಮ್ದು ಪ್ರಶ್ನೆ ಏನಿಲ್ಲ. ಆ ಸಮ ಒಂದು ಅಲ್ಪಸಂಖ್ಯಾತರ ಸಮುದಾಯ ಭವನದಲ್ಲಿ ಕೊಡ್ತಕ್ಕಂಥ ಸೌಲಭ್ಯ ಸಬ್ಸಿಡಿಗಳನ್ನ ಬಡ ಜನತೆಗೆ ನೀಡುವುದರ ಮುಖಾಂತರ ಆರ್ಥಿಕ ಪ್ರಗತಿ ಮಾಡಕ್ಕೆ ನನ್ನ ಪ್ರಶ್ನೆ ಇತ್ತು, ಬಿಡಿ ಸರ್ ಆ ಪ್ರಶ್ನೆ ಬಗ್ಗೆ.
1: ಓಕೆ ಓಕೆ, ಧನ್ಯವಾದಗಳು ದೊಡ್ಡ. ಸರ್ ಈಗ ಯುವಕರಿಗೆ ಒಂದು ಕೌಶಲ್ಯಾಭಿವೃದ್ಧಿ ತರಬೇತಿಗೆ ಸಂಬಂಧಪಟ್ಟಂತೆ ಏನೇನು ಕಾರ್ಯಕ್ರಮಗಳನ್ನು ತಮ್ಮ ಇಲಾಖೆಯಿಂದ ಮಾಡಲಾಗ್ತಾ ಇದೆ ಸರ್?
0: ಸರ್ ನಮ್ಮಲ್ಲಿ ಈಗ ನಮ್ಮ ಇಲಾಖೆಯಿಂದ ಏನು ಪದವಿ ಮುಗಿದಂತ ವಿದ್ಯಾರ್ಥಿಗಳಿಗೆ ಕಾಂಪಿಟೇಟಿವ್ ಎಕ್ಸಾಮ್ ಕೋಚಿಂಗ್ ಅಂತ ಅದು ನೀಡಲಾಗ್ತಾ ಇದೆ ಸರ್. ಅದನ್ನ ಈಗ ನಮ್ಮಲ್ಲಿ ಒಂದು ಎಕ್ಸಾಮ್ ಮೂಲಕ ಎಕ್ಸಾಮ್ ನಡೆಸಿಬಿಟ್ಟು ಅರ್ಹ ವಿದ್ಯಾರ್ಥಿಗಳನ್ನ ಇಲಾಖೆ ವತಿಯಿಂದ ಬೆಂಗಳೂರು ಪ್ರತಿಷ್ಠಿತ ಕೋಚಿಂಗ್ ಸೆಂಟರ್ಗಳಲ್ಲಿ ಅವರಿಗೆ ದಾಖಲಾತಿಯನ್ನು ಒದಗಿಸಿಕೊಡ್ತಾ ಇದ್ದಾರೆ. ಅದೇ ರೀತಿಯಾಗಿ IAS ಕೋಚಿಂಗ್ ಸೆಂಟರ್ ಅಂತಂತೆ ನಮ್ಮ ಇಲಾಖೆಯಿಂದ ಬೆಂಗಳೂರಲ್ಲಿ ತೆರೆಯಲಾಗಿದೆ, ಕೆಂಗೇರಿಯಲ್ಲಿ IAS ಕೋಚಿಂಗ್ ಸೆಂಟರ್ ಅನ್ನು ಓಪನ್ ಮಾಡಿದ್ದಾರೆ, ಅದು ಪ್ರತಿಷ್ಠಿತ ಕೋಚಿಂಗ್ ಸೆಂಟರ್ ಅವರು ನಡೆಸಿಕೊಡ್ತಾ ಇದ್ದಾರೆ.
1: ಸೊ ನಿಮ್ಮ ಇಲಾಖೆ ವಂತೆಯಿಂದನೇ ಕೂಡ ನಡೆಸ್ತಾ ಇದೆ? ಹೇಗೆ ಸರ್ ಅದನ್ನ ಅಲ್ಲಿ ಉಚಿತವಾಗಿ ಕೂಡ ಮಾಡಲಾಗ್ತಾ ಇದೆ?
0: ಅಲ್ಲಿ ಊಟ ಮತ್ತು ವಸತಿ ಎರಡು ಉಚಿತ ಸರ್.

0: ಊಟ ವಸತಿ ಮತ್ತು ಏನ್ ಕೋಚಿಂಗ್ ಇದೆ ಎಲ್ಲನೂ ಉಚಿತ, ಇಲಾಖೆನೇ ಎಲ್ಲ ನೋಡ್ಕೊಳ್ಳುತ್ತೆ.
1: ಓಕೆ, ಅದನ್ನ ಒಂದು ದಾಖಲಾತಿ ಅಥವಾ ಅಲ್ಲಿಗೆ ಒಂದು ಸೇರ್ಬೇಕು ಅಂದ್ರೆ ಏನ್ ಪ್ರಕ್ರಿಯೆ ಹೇಗೆ ಸರ್?
0: ಸರ್, ಅವರಿಗೆ ನಾವು ಆನ್ಲೈನ್ ಅಪ್ಲಿಕೇಶನ್ ಕರೀತಾರೆ, ಕೆಇ ಮೂಲಕ ಎಕ್ಸಾಮ್ ಮಾಡ್ತಾರೆ. ಎಕ್ಸಾಮ್ ಅಲ್ಲಿ ಅರ್ಹ ವಿದ್ಯಾರ್ಥಿಗಳನ್ನ ಮೆರಿಟ್ ಮೂಲಕ ಆಯ್ಕೆ ಮಾಡ್ಕೊಂಡು ಅವರಿಗೆ ಕೋಚಿಂಗ್ ಅನ್ನ ಕಳಿಸ್ಕೊಡ್ತಾರೆ.
1: ಸರ್, ಹಾಗೇನೆ ಈಗ ತಾವು ಹೇಳಿದ್ರೆ ಯುವಕರಿಗೆ ಏನು ಒಂದು ಕೌಶಲ್ಯ ತರಬೇತಿಗಳಿರ್ಬೋದು ಮತ್ತೆ ಒಂದು ಉನ್ನತ ವ್ಯಾಸಂಗಕ್ಕೆ ಸಂಬಂಧಪಟ್ಟಂತೆ ತರಬೇತಿಗಳ ಬಗ್ಗೆ ಹೇಳಿದ್ರಿ. ಅದೇ ರೀತಿ ಮಹಿಳೆಯರ ಆರ್ಥಿಕ ಸಬಲೀಕರಣಕ್ಕಾಗಿ ಏನಾದರೂ ತಮ್ಮ ಇಲಾಖೆಯಿಂದ ಏನಾದರೂ ವಿಶೇಷ ಯೋಜನೆಗಳು ಅಥವಾ ಕಾರ್ಯಕ್ರಮಗಳನ್ನ ಮಾಡಲಾಗ್ತಿದೆ ಅಥವಾ ಹೇಗೆ ಸರ್?
0: ಸರ್, ಮಹಿಳೆಯರಿಗೆ ಅಂತಂದ್ರೆ ನಮ್ಮಲ್ಲಿ ಪರ್ಟಿಕ್ಯುಲರ್ ಆಗಿ ವಸತಿ ನಿಲಯಗಳಲ್ಲಿ ಯಾವುದೇ ಒಂದು ಕಾರ್ಯಕ್ರಮದಲ್ಲಿ ನಾವು 33% ನಾವು ಮಹಿಳೆಯರಿಗೆ ಮೀಸಲಾಗಿರ್ತಾ ಇದ್ದೀವಿ. ಮಹಿಳೆಯರ ಉನ್ನತೀಕರಣಕ್ಕೋಸ್ಕರನೇ ಇಲಾಖೆಯಲ್ಲಿ ನಮ್ಮ ಈಗೇನಿದೆ ಅವರಿಗೆ ಶಿಕ್ಷಣ ಮತ್ತು ಏನು ಪ್ರೋತ್ಸಾಹಕ್ಕಾಗಿ ನಮ್ಮ ಇಲಾಖೆ ಕಾರ್ಯಕ್ರಮ ಮಾಡ್ತಾ ಇದೆ ಸರ್.
1: ಸರ್, ಈ ಒಂದು ತಮ್ಮ ಒಂದು ಇಲಾಖೆಗೆ ಸಂಬಂಧಪಟ್ಟಂತೆ ತಮ್ಮ ಇಲಾಖೆಯಲ್ಲಿ ಸಿಗ್ತಕ್ಕಂಥ ಒಂದು ಯೋಜನೆಗಳ ಬಗ್ಗೆ ಮಾಹಿತಿಯನ್ನು ತಲುಪಿಸ್ತಕ್ಕಂಥದ್ದು ಅಥವಾ ಗ್ರಾಮೀಣ ಮಟ್ಟದಲ್ಲಿ ಮಾಹಿತಿಗಳನ್ನು ತಲುಪಿಸ್ತಕ್ಕಂಥ ಒಂದು ನಿಟ್ಟಿನಲ್ಲಿ ಏನಾದರೂ ಕಾರ್ಯಕ್ರಮಗಳನ್ನ ಮಾಡಲಾಗ್ತಾಯಿದೆ ಅಥವಾ ಹೇಗೆ ಸರ್? ಯಾಕಂದ್ರೆ ಪ್ರತಿಯೊಬ್ಬರಿಗೂ ಕೂಡ ತಮ್ಮ ಇಲಾಖೆ ಯೋಜನೆಗಳು ಸಿಗಬೇಕು. ಸೊ ಈ ಒಂದು ನಿಟ್ಟಿನಲ್ಲಿ ಯಾಕಂದ್ರೆ ಕೆಲವರು ವಂಚಿತರಾಗ್ಬೋದು, ಇಲಾಖೆಯಿಂದ ಏನೇನು ಯೋಜನೆಗಳಿದೆ ಅದು ನಮ್ಗೆ ಸಿಗ್ತಾ ಇಲ್ಲ ಅಥವಾ ನಮ್ಗೆ ಸರಿಯಾದ ಮಾಹಿತಿ ಇಲ್ಲ ಅಂತಕ್ಕಂಥ ಎಷ್ಟೋ ಜನಗಳಿಗೆ ಇದ್ರ ಬಗ್ಗೆ ಅರಿವಿರೋದಿಲ್ಲ. ಸೊ ಇಂತಹ ಒಂದು ಸಂದರ್ಭದಲ್ಲಿ ಹೇಗೆ ಅವರುಗಳಿಗೆ ಈ ಒಂದು ಮಾಹಿತಿಗಳನ್ನ ತಲುಪಿಸ್ತಕ್ಕಂಥದ್ದು ಅಥವಾ ಮಾಹಿತಿಯನ್ನ ರವಾನೆ ಮಾಡ್ತಕ್ಕಂಥ ಒಂದು ವ್ಯವಸ್ಥೆ ಇದೆಯಾ ಹೇಗೆ ಸರ್?
0: ಎಸ್ ಸರ್, ನಮ್ಮ ಇಲಾಖೆಯ ಮಾಹಿತಿಯನ್ನ ನಾವು ಎಲ್ಲ ನಮ್ಮ ಏನ್ ಮುದ್ರಣ ಮೂಲಕ ನಮ್ಮ ಪ್ರತಿ ಒಂದು ತಾಲೂಕದಲ್ಲಿ ಎಲ್ಲ ಕಡೆ ನೋಟಿಸ್ ಬೋರ್ಡಿಗೆ ಹಾಕ್ತೀವಿ. ಅದೇ ರೀತಿಯಾಗಿ ಶಾಲಾ ಕಾಲೇಜುಗಳಿಗೆ ವಸತಿ ನಿಲಯಕ್ಕೆ ಸಂಬಂಧಪಟ್ಟಿದ್ದು ಆಯಾ ವಸತಿ ನಿಲಯಗಳಿಗೆ ಎಲ್ಲಾ ಪ್ರಿನ್ಸಿಪಲ್ರು ಮತ್ತೆ ಎಲ್ಲಾ ಶಾಲಾ ಏನ್ ಇನ್ಸ್ಟಿಟ್ಯೂಟ್ಸ್ ಸರ್ಕಾರಿ ಶಾಲೆ ಎಲ್ಲಾ ಕಡೆನೂ ನಮ್ಮ ವಾರ್ಡನ್ಸ್ ಮತ್ತೆ ಅಡಿಗೆಯವರು ಹೋಗಿ ನಮ್ಮ ಇಲಾಖೆ ವಸತಿ ನಿಲಯ ಮತ್ತೆ ಅದರ ಉಪಯೋಗದ ಬಗ್ಗೆ ಎಲ್ಲ ಮಾಹಿತಿಯನ್ನ ಅವ್ರು ಕೊಡ್ತಾರೆ. ಆ ಮಕ್ಕಳು ನಮಗೆ ಯಾವ ಮಕ್ಕಳು ವಂಚಿತರಾಗಬಾರ್ದು ಅಂತ ಹೇಳಿ ಆ ಮಕ್ಕಳು ಅರ್ಹ ವಿದ್ಯಾರ್ಥಿಗಳು ಏನಿದ್ರು ಅವ್ರು ನಮ್ಮ ಹಾಸ್ಟೆಲ್ಗಳಿಗೆ ದಾಖಲಾತಿಯನ್ನು ಪಡೆದುಕೊಳ್ಬಹುದು. ಅದೇ ರೀತಿಯಾಗಿ ನಮ್ಮ ಇಲಾಖೆಯ ಸಮುದಾಯ ಭವನ ಕಾರ್ಯಕ್ರಮ ಇದೆ, ಅದರದ್ದು ಕೂಡ ನಮಗೆ ಎಲ್ಲಾ ಕಾರ್ಯಕ್ರಮಗಳಲ್ಲಿ ಫಾರ್ ಎಕ್ಸಾಂಪಲ್ ಗ್ರಾಮ ಸಭೆಗಳಲ್ಲಿ ನಮ್ಮ ತಾಲೂಕು ಕಲ್ಯಾಣಾಧಿಕಾರಿಗಳು ಭಾಗವಹಿಸಿ ನಮ್ಮ ಇಲಾಖೆಯ ಕಾರ್ಯಕ್ರಮಗಳ ಬಗ್ಗೆ ಅವ್ರು ಮಾಹಿತಿ ಕೊಡ್ತಾರೆ ಅಲ್ಲಿ ಜನ.
1: ಸರ್, ಈಗ ಸಮುದಾಯ ಭವನಗಳ ನಿರ್ಮಾಣ ಅಂತ ಹೇಳಿದ್ರಿ, ಹೇಗೆ ಸಮುದಾಯ ಭವನಗಳ ನಿರ್ಮಾಣಕ್ಕೆ ಯಾವ ತರ ತಮ್ಮ ಒಂದು ಇಲಾಖೆಯಿಂದ ಅವ್ರಿಗೆ ಆರ್ಥಿಕವಾಗಿ ನೆರವನ್ನು ನೀಡಲಾಗ್ತಾ ಇದೆ, ಯಾವ ಯಾವ ವರ್ಗದವರಿಗೆ ಈ ತರ ಒಂದು ಸಮುದಾಯ ಭವನಗಳನ್ನು ನಿರ್ಮಾಣ ಮಾಡೋದಕ್ಕೆ ಅವಕಾಶ ಇದೆ ಸರ್?
0: ಸರ್, ನಮ್ಮಲ್ಲಿ ಹಿಂದುಳಿದ ವರ್ಗದವರಿಗೆ ಮಾತ್ರ ಇದೆ ಸರ್. ಅದರಲ್ಲಿ ನಮಗೆ ಒಂದಿಷ್ಟು ಅರ್ಹತೆಗಳ ಒಂದು ಸಮುದಾಯ ಭವನ ಬೇಕು ಅಂತಂದ್ರೆ ಮೊಟ್ಟ ಮೊದಲನೇದಾಗಿ ಅವರು ಒಂದು ಸಂಘ ಅಥವಾ ಸಂಸ್ಥೆ ಆಗಿರಬೇಕು ಸರ್. ಮತ್ತೆ ಆ ಸಂಘ ಸಂಸ್ಥೆಯಲ್ಲಿ ಒಂದೇ ಕುಟುಂಬದವರಾಗಿರಬಾರ್ದು, ಆ ಎಲ್ಲ ಸಮುದಾಯದವರು ಇರಬೇಕು. ಅದೇ ರೀತಿಯಾಗಿ ಅದು 2 ವರ್ಷ ಅಡಿಟ್ ಆಗಿರ್ಬೇಕು ಆ ಸಂಸ್ಥೆದು. ಮತ್ತೆ ಅವರಿಗೆ ಒಂದು ನಿವೇಶನ ಇರಬೇಕು ಅಥವಾ ಆ ನಿವೇಶನ ಸ್ವಂತ ಇಲ್ಲ ಅಂತಂದ್ರೆ ಒಂದು 30 ವರ್ಷಗಾದಂತ ಒಂದು ಲೀಸ್ ಆದರೂ ಅವ್ರಿಗೆ ಪಡ್ಕೊಂಡಿರ್ಬೇಕು. ಮತ್ತೆ ಅವರು 25% ಏನು ನಮ್ಮ ಹತ್ರ ಸಹಾಯಧನ ಪಡೆಯುವಂತ ಸಮುದಾಯ ಏನು ಸಂಘ ಸಂಸ್ಥೆಯವರು ತಮ್ಮ ಸ್ವಂತ ಸಂಪನ್ಮೂಲದಿಂದ ಭರಿಸುವಂತ ಸಶಕ್ತರಾಗಿರಬೇಕು. ಅವರೆಲ್ಲರೂ ನಮ್ಮ ಇಲಾಖೆಗೆ ನಾವು ಮ್ಯಾನ್ಯುವಲ್ ಅಲ್ಲಿ ಅರ್ಹರು ಯಾರಿದ್ರೆ ಅವರು ಬಂದ್ರೆ ಅವರಿಗೆ ಮಾಹಿತಿ ಕೊಡ್ತೀವಿ. ಅವರಿಂದ ನಾವು ದಾಖಲಾತಿಗಳನ್ನು ತೆಗೆದುಕೊಂಡು ನಾವೇ ಖುದ್ದಾಗಿ ಸೈಟ್ ವಿಸಿಟ್ ಮಾಡಿ ಸಂಬಂಧಪಟ್ಟ ಎಲ್ಲಾ ದಾಖಲೆಗಳನ್ನು ಪಡೆದುಕೊಂಡು ನಾವು ಕೇಂದ್ರ ಕಚೇರಿ ಆಯುಕ್ತರ ಕಚೇರಿಗೆ ಕಳಿಸ್ತೀವಿ. ಅಲ್ಲಿ ಆಯುಕ್ತರು ಅದನ್ನ ಪರಿಶೀಲನೆ ಮಾಡಿ ಅದನ್ನ ಸರ್ಕಾರಕ್ಕೆ
1: ಕೊಡ್ತಾರೆ. ಸೊ ಎಷ್ಟು ಅನುದಾನವನ್ನ ನೀಡಲಾಗ್ತಾ ಇದೆ ಸರ್?
0: ಸರ್, ನಮ್ಮಲ್ಲಿ ನಮ್ಮ ಇಲಾಖೆಗೆ ಗ್ರಾಮ ಮಟ್ಟದಲ್ಲಿ 10 ಲಕ್ಷ, ತಾಲೂಕು ಮಟ್ಟದಲ್ಲಿ 25 ಲಕ್ಷ, ಮತ್ತೆ ಜಿಲ್ಲಾ ಕೇಂದ್ರದಲ್ಲಿ 50 ಲಕ್ಷ ಅಂತ ಈ ರೀತಿ ಫಿಕ್ಸ್ ಮಾಡಿದ್ದಾರೆ.
1: ಸರ್, ಹಾಗೇನೆ ಈ ಒಂದು ಗ್ರಾಮೀಣ ಪ್ರದೇಶಗಳಲ್ಲಿ ಪ್ರಮುಖವಾಗಿ ಈ ಒಂದು ಇಲಾಖೆಗೆ ಸಂಬಂಧಪಟ್ಟಂತೆ ಏನಾದರೂ ಸವಾಲುಗಳು ಆಗ್ತಾ ಇದೆಯಾ ಅಥವಾ ಪ್ರಮುಖವಾಗಿ ಏನೇನು ಸವಾಲುಗಳು ಎದುರಾಗ್ತಾ ಇದೆ ಸರ್?
0: ಸರ್, ನಮಗೆ ಸವಾಲು ಅಂತಿಲ್ಲ, ನಮಗೆ ಗ್ರಾಮೀಣ ಭಾಗದ ನಮ್ಮಲ್ಲಿ ಮಕ್ಕಳು ಯಥೇಚ್ಛವಾಗಿ ನಮಗೆ ಹಾಸ್ಟೆಲ್ ವ್ಯವಸ್ಥೆ ಬೇಕಾಗುತ್ತೆ ಅವರಿಗೆ.
1: ಹೌದು,
0: ಅವರಿಗೆ ಅದೇ ನಮಗೆ ಇನ್ನೂ ಹಾಸ್ಟೆಲ್ಗಳನ್ನು ಮೈಸೂರು ಜಿಲ್ಲೆಗೆ ನಾವು ಬೇಕಾಗಿದೆ. ಮಾನ್ಯ ಮುಖ್ಯಮಂತ್ರಿಗಳು ಮಾನ್ಯ ಸಚಿವರೆಲ್ಲರೂ ನಮಗೆ ಹೋದ 2 ವರ್ಷ ಅದರ ಹಿಂದಿನ ವರ್ಷ 14 ಹೊಸ ಹಾಸ್ಟೆಲ್ಗಳು, ಟೋಟಲ್ 16 ಹೊಸ ಹಾಸ್ಟೆಲ್ಗಳು ನಮ್ಮನ್ನು ಕೊಟ್ಟಿದ್ದಾರೆ. ಅದರಿಂದ ಗ್ರಾಮೀಣ ವಿದ್ಯಾರ್ಥಿಗಳಿಗೆ ತುಂಬಾ ಉಪಯೋಗವಾಗ್ತಾ ಇದೆ.
1: ಸರಿ, ತಮ್ಮ ಒಂದು ಇಲಾಖೆಯನ್ನು ಸಾರ್ವಜನಿಕರು ಸಂಪರ್ಕ ಮಾಡಬೇಕು ಅಥವಾ ತಮ್ಮ ಇಲಾಖೆಯ ಬಗ್ಗೆ ಯೋಜನೆಗಳನ್ನ ತಿಳಿಸ್ಕೊಳ್ಬೇಕು ಅಂದ್ರೆ ಹೇಗೆ ಯಾವ ತರ ಸಂಪರ್ಕವನ್ನು ಮಾಡಬಹುದು ಸರ್?
0: ಸರ್, ನಮ್ಮ ಇಲಾಖೆಯದ್ದು ನಮ್ದು

0: ದೂರವಾಣಿ ಸಂಖ್ಯೆ ಇದೆ ಸರ್ ನಮ್ಮ ಇಲಾಖೆದು, ಅದಕ್ಕೂ ಸಂಪರ್ಕ ಮಾಡಬಹುದು. ಮತ್ತೆ ನಮ್ಮ ತಾಲೂಕು ಕಲ್ಯಾಣಾಧಿಕಾರಿಗಳ ಕಚೇರಿ ದೂರವಾಣಿ ಸಂಖ್ಯೆ ಇದೆ. ಮತ್ತೆ ನಮ್ಮ ಮೇಲ್ ಇದೆ, ಯಾರಾದರೂ ಮೇಲ್ ಹಾಕ್ ಮಾಡಬಹುದು, ಅದ್ರ ಮೇಲ್ ಮಾಡಬಹುದು. ಅಥವಾ ನೇರವಾಗಿ ನಮ್ಮ ತಾಲೂಕು ಕಲ್ಯಾಣಾಧಿಕಾರಿಗಳ ಕಚೇರಿ ಇದೆ, ಜಿಲ್ಲಾ ಕಲ್ಯಾಣಾಧಿಕಾರಿಗಳ ಕಚೇರಿ ಇದೆ, ಅಲ್ಲಿ ಬಂದು ಸಂಪರ್ಕಿಸಬಹುದು.
1: ಸರ್, ಇದರ ಜೊತೆಗೆ ಈಗ ಸಾರ್ವಜನಿಕರಿಗೆ ಸಂಬಂಧಪಟ್ಟಂತೆ ಏನಾದರೂ ದೂರುಗಳು ಸಮಸ್ಯೆಗಳು ಅಂತ ಬಂದಾಗ ಆ ಒಂದು ವ್ಯವಸ್ಥೆಗಳನ್ನು ಅಥವಾ ದೂರುಗಳನ್ನು ಸರಿಪಡಿಸ್ತಕ್ಕಂಥ ಒಂದು ನಿಟ್ಟಿನಲ್ಲಿ ಏನಾದರೂ ಇಲಾಖೆ ವ್ಯವಸ್ಥೆಗಳನ್ನ ಕೈಗೊಂಡಿದೆ ಅಥವಾ ಹೇಗೆ ಸರ್?
0: ಹೌದು ಸರ್, ಪ್ರತಿಯೊಂದು ದೂರಿಗೆ ನಾವು ಒಂದು ಎನ್ಕ್ವೈರಿಯನ್ನು ನಾವು ಪರಿಶೀಲನೆ ಮಾಡ್ತೀವಿ. ಅದನ್ನು ಆ ದೂರನ್ನು ಸಮಂಜಸವಾದ ದೂರನ್ನು ಪಡೆದುಕೊಂಡು ಅದಕ್ಕೆ ಆದಂಥ ಒಂದು ನಾವು ಎನ್ಕ್ವೈರಿಯನ್ನು ಇದು ಮಾಡ್ತೀವಿ ಸರ್.
1: ಓಕೆ ಸರ್, ಈಗ ಒಂದ್ ವೇಳೆಗೆ ಇಲಾಖೆಯಿಂದ ಏನಾದ್ರೂ ಬೇರೆ ಬೇರೆ ತರ ದುರುಪಯೋಗಗಳು ಆಗ್ತಕ್ಕಂಥದ್ದು, ಈ ತರದ ಏನಾದ್ರು ಸಮಸ್ಯೆಗಳನ್ನ ತಡೆಗಟ್ಟತಕ್ಕಂಥ ನಿಟ್ಟಿನಲ್ಲಿ ಇಲಾಖೆ ಏನೇನು ಕ್ರಮಗಳನ್ನ ಕೈಗೊಂಡಿದೆ ಸರ್?
0: ಸರ್, ಇಲಾಖೆ ಈ ರೀತಿ ದುರುಪಯೋಗ ಆಗಬಾರದಂತೆ ಎಲ್ಲವನ್ನು ಆನ್ಲೈನ್ ಇತ್ತು, ಸ್ಕಾಲರ್ಶಿಪ್ ಆನ್ಲೈನ್ ಬಂದಿದೆ ಸರ್. ಮತ್ತೆ ನಮ್ಗೆ ಯಾವುದೇ ರೀತಿ ದೂರ ಆಗಬಾರ್ದಂತ ಸಕಾಲ ಸೇವೆ ಇದೆ, ಎಲ್ಲವನ್ನು ಆನ್ಲೈನ್ ಅಲ್ಲಿ ಸೇವೆ.
1: ಅಂದ್ರೆ ತಮ್ಮ ಇಲಾಖೆಗೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯ ಒಂದು ಅರ್ಜಿಗಳನ್ನ ಸಲ್ಲಿಕೆ ಮಾಡಬೇಕು ಅಂದ್ರೂ ಕೂಡ ಆನ್ಲೈನ್ ವ್ಯವಸ್ಥೆ
0: ಮೂಲಕ
1: ತೆಗೆದುಕೊಳ್ಬೇಕಾಗುತ್ತೆ. ಸರ್, ಇದ್ರ ಜೊತೆಗೆ ಈಗ ಸರ್ ಈ ಒಂದು ತಮ್ಮ ಒಂದು ಸರ್ಕಾರದ ಯೋಜನೆಗಳಿರ್ಬೋದು ಅಥವಾ ತಮ್ಮ ಒಂದು ಇಲಾಖೆಯ ಯೋಜನೆಗಳನ್ನ ಜನರು ಸಮರ್ಪಕವಾಗಿ ಬಳಸ್ಕೊಳ್ಬೇಕು ಅಂತಂದಾಗ ತಾವು ಏನ್ ಅಂದ್ರೆ ಈಗ ಯಾವ ತರ ಒಂದು ಯೋಜನೆಗಳನ್ನ ಬಳಸ್ಕೊಳ್ಳೋ ನಿಟ್ಟಿನಲ್ಲಿ ಹೇಗೆ ಅವರುಗಳಿಗೆ ಒಂದು ಮಾಹಿತಿಯನ್ನ ತಲುಪಿಸ್ತೀರಿ ಸರ್?
0: ಸರ್, ಜನಗಳಿಗೆ ಯಥೇಚ್ಛವಾಗಿ ನಮ್ಮ ಇಲಾಖೆಯಲ್ಲಿ ಪ್ರಮುಖವಾಗಿದ್ದ ಒಂದು ವಸತಿ ಸೌಲಭ್ಯ, ಅದೇ ರೀತಿ ವಿದ್ಯಾರ್ಥಿ ವೇತನ. ಇದನ್ನ ನಮ್ಮ ಸ್ಕೂಲು ಮತ್ತೆ ಕಾಲೇಜುಗಳಲ್ಲಿ ನಾವು ಯಥೇಚ್ಛವಾಗಿ ಪ್ರಚಾರ ಕೊಡ್ತಾ
1: ಇದ್ದೀವಿ.
0: ಸೊ ಮಕ್ಕಳನ್ನ ನಮಗೆ ಬಳಸ್ಕೊಳ್ಳಿ ಅಂತಂತೆ, ಎಲ್ಲಾ ಮಕ್ಕಳು ನಮಗೆ ಸ್ಕಾಲರ್ಶಿಪ್ ಅಲ್ಲಿ ಒಳಗಡೆ ಬರ್ತಾ ಇದ್ದಾರೆ ಸರ್. ಅದೇ ರೀತಿಯಾಗಿ ಹಾಸ್ಟೆಲ್ ವ್ಯವಸ್ಥೆಗೂ ನಮಗೆ ಎಷ್ಟು ನಮ್ಮ ಶಾಂಕ್ಷನ್ ಸ್ಟ್ರೆಂತ್ ಇದೆ ಅದಕ್ಕಿಂತಲೂ ಸುಮಾರು ಹೆಚ್ಚುವರಿ ಅರ್ಜಿಗಳು ನಮ್ಮಲ್ಲಿ ಬರ್ತಾ ಇದೆ. ಪ್ರಚಾರವನ್ನು ನಮ್ಮಲ್ಲಿ ತುಂಬಾ ಚೆನ್ನಾಗಿ ಆಗ್ತಾ ಇದೆ.
1: ಸರ್, ಈಗ ನಮ್ಮ ಒಂದು HD ಕೋಟೆನಲ್ಲಿ ಈ ಒಂದು ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಗೆ ಸಂಬಂಧಪಟ್ಟಂತೆ ಎಷ್ಟು ವಸತಿ ನಿಲಯಗಳು ಕಾರ್ಯವನ್ನು ನಿರ್ವಹಿಸ್ತವೆ ಸರ್?
0: ಸರ್, ನಮ್ಮಲ್ಲಿ 7 ವಸತಿ ನಿಲಯಗಳು, ನಮ್ಮ HD ಕೋಟೆ ಮತ್ತೆ ಸರ್ಗೂರು ಎರಡು ಏನು ಅವಳಿ ತಾಲೂಕ ಇದೆ ಸರ್, ಈ ಎರಡು ತಾಲೂಕದಲ್ಲಿ 7 ವಸತಿ ನಿಲಯ ನಾವು ಕಾರ್ಯನಿರ್ವಹಿಸ್ತಾ ಇದ್ದೀವಿ.
1: ಅದು ಟೌನ್ ಅಲ್ಲೇ ಇದೆ ಅಥವಾ ಹಳ್ಳಿ?
0: ಸರ್, ನಮ್ಮಲ್ಲಿ ಒಂದು ಮುನುಗ್ನಳ್ಳಿ ಒಂದಿದೆ ಸರ್, ಮಾದಾಪುರದಲ್ಲಿ ಒಂದಿದೆ, ಮುಳ್ಳೂರಲ್ಲಿ ಒಂದಿದೆ, ಮತ್ತೆ ಸರ್ಗೂರಲ್ಲಿ ಒಂದಿದೆ. ಅದೇ ರೀತಿಯಾಗಿ HD ಕೋಟೆ ಟೌನ್ ಅಲ್ಲಿ ಅಲ್ಲಿ 2 ಬಾಲಕಿಯರದಿದೆ, 1 ಬಾಲಕರ್ 2 ಬಾಲಕರದಿದೆ.
1: ಸರ್, ಸರ್, ಈಗ ಈಗ ವಸತಿ ನಿಲಯಗಳ ವ್ಯವಸ್ಥೆಗೆ ಸಂಬಂಧಪಟ್ಟಂತೆ ತಾವು ಹೇಳ್ತಾ ಇದ್ರಿ ನಮ್ಮಲ್ಲಿ ತುಂಬಾ ವ್ಯವಸ್ಥೆಗಳೆಲ್ಲ ಇದೆ, ನಾವು ಮಕ್ಕಳನ್ನ ಅಡ್ಮಿಷನ್ ಅಂದ್ರೆ ಪ್ರತಿ ವರ್ಷನೂ ಕೂಡ ಇಷ್ಟು ಮಕ್ಕಳಿಗೆ ಮಾತ್ರ ಅವಕಾಶ ಇದೆ ಅಂತಕ್ಕಂತ ಒಂದು ಸುತ್ತಲೂ ಏನಾದ್ರು ಇದೆಯಾ? ಅಥವಾ ಅಡಿಷನಲ್ಲಾಗಿ ಸ್ವಲ್ಪ ವರ್ಷ ಜಾಸ್ತಿ ಆಗುವ ಸಾಧ್ಯತೆ ಆ ಥರದ ಇದ್ರೂ ಕೂಡ ಅವಕಾಶ ಸಿಗಬಹುದು ಅಥವಾ ಹೇಗೆ ಸರ್?
0: ಸರ್, ನಮ್ಮಲ್ಲಿ ಯಾವುದೇ ಒಂದು ಹಾಸ್ಟೆಲ್ ಅದಕ್ಕೆ ಆದಂತ ಸ್ಯಾಂಕ್ಷನ್ ಸ್ಟ್ರೆಂತ್ ಅಂತ ಇರುತ್ತೆ ಸರ್. ಹೆಚ್ಚುವರಿ ಏನಾದರೂ ಡಿಮ್ಯಾಂಡ್ ಬಂತು ಅಂತಂದ್ರೆ ಆ ಅರ್ಜಿಗಳನ್ನು ನಾವು ಪಡೆದುಕೊಂಡು ಯಾವ ವಸತಿ ನಿಲಯದಲ್ಲಿ ನಮಗೆ ಡಿಮ್ಯಾಂಡ್ ಕಡಿಮೆ ಇದೆ ಅಲ್ಲಿಂದ ಶಿಫ್ಟ್ ಮಾಡ್ಕೊಳ್ತೀವಿ. ಆ ಶಿಫ್ಟ್ ಅನ್ನ ನಮಗೆ ಮಾನ್ಯ ಆಯುಕ್ತರು ನಮಗೆ ಪರ್ಮಿಷನ್ ಕೊಡ್ತಾರೆ, ಎಷ್ಟು ಮಕ್ಕಳು ನಾವು ಈ ಹಾಸ್ಟೆಲ್ಗೆ ತಗೊಳ್ಬೇಕು, ಎಲ್ಲಿ ಡಿಮ್ಯಾಂಡ್ ಕಡಿಮೆ ಇದೆ ಆ ಡಿಮ್ಯಾಂಡ್ ಕಡಿಮೆ ಇದ್ದಲ್ಲಿಂದ ಮಕ್ಕಳನ್ನ ಶಿಫ್ಟ್ ಮಾಡ್ಕೊಂಡು ಎಲ್ಲಿ ಡಿಮ್ಯಾಂಡ್ ಇದೆ ಆ ಹಾಸ್ಟೆಲ್ನಲ್ಲಿ ಅವಕಾಶ ಕೊಡ್ತೀವಿ.
1: ಅಂದ್ರೆ ಆ ಮಕ್ಕಳಿಗೆ ಹೋಗೋದಕ್ಕೆ ಬರೋದಕ್ಕೆ ಅನುಕೂಲ
0: ಇಲ್ಲ ಸರ್, ಅಲ್ಲಿ ಕಡಿಮೆ ಆಗಿರುತ್ತಲ್ಲ, ಈ ಹಾಸ್ಟೆಲ್ನಲ್ಲಿ ಡಿಮ್ಯಾಂಡ್ ಹೆಚ್ಚಾಗಿದೆ ಅಂದ್ರೆ ಇಲ್ಲಿನ ಮಕ್ಕಳಿಗೆ ಇಲ್ಲ ಅವಕಾಶ
1: ಇರುತ್ತೆ. ಸರ್, ಈಗ ತಾವು ಉಚಿತ ಕೋಚಿಂಗ್ ಸಂಬಂಧಪಟ್ಟಂತೆ ಎಲ್ಲ ಹೇಳಿದ್ರಿ, ಈಗ ಅದಕ್ಕೆ ಸಂಬಂಧಪಟ್ಟಂತೆ ಈಗ ಪಠ್ಯ ಪುಸ್ತಕಗಳಿರ್ಬೋದು ಅಥವಾ ಅವ್ರಿಗೆ ಬೇಕಾದಂತಹ ಮಕ್ಕಳಿಗೆ ಅಥವಾ ವಿದ್ಯಾರ್ಥಿಗಳಿಗೆ ಬೇಕಾದಂತಹ ಒಂದು ಸಲಕರಣೆಗಳು ಅಥವಾ ವ್ಯವಸ್ಥೆಗಳನ್ನ ಕೂಡ ಇಲಾಖೆಯಿಂದ ಏನಾದ್ರು ನೀಡಲಾಗ್ತಾ ಇದೆಯಾ ಅಥವಾ ಹೇಗೆ ಸರ್?
0: ಸರ್, ನಮ್ಮಲ್ಲಿ ಈಗ ಕೆಂಗೇರಿಯಲ್ಲಿ ಏನು IAS ಕೋಚಿಂಗ್ ಸೆಂಟರ್ ಅಂತ ಮಾಡಿದ್ದಾರೆ ಸರ್, ಅಲ್ಲಿ ವಿದ್ಯಾರ್ಥಿಗಳಿಗೆ ಗ್ರಂಥಾಲಯ ವ್ಯವಸ್ಥೆ ಎಲ್ಲಾ ವ್ಯವಸ್ಥೆಯನ್ನು ಅಲ್ಲಿ ಮಾಡಿದ್ದಾರೆ. ಅದೇ ರೀತಿಯಾಗಿ ಪ್ರತಿಷ್ಠಿತ ಕೋಚಿಂಗ್ ಸೆಂಟರ್ಗಳಿಗೆ ಅರ್ಹ ವಿದ್ಯಾರ್ಥಿಗಳಿಗೆ ಹೈದರಾಬಾದ್, ಡೆಲ್ಲಿ, ಬೆಂಗಳೂರು ಈ ಕಡೆ ಎಲ್ಲ ಕಳಿಸಿ ಕೊಡ್ತಾರ, ಅಲ್ಲಿ ಗ್ರಂಥಾಲಯ ವ್ಯವಸ್ಥೆನೂ ಆ ಕೋಚಿಂಗ್ ಸೆಂಟರ್ ಅಲ್ಲಿ ಇರುತ್ತೆ ಸರ್.
1: ಅಂದ್ರೆ ಅವರು ಹಾಸ್ಟೆಲ್ ಅಲ್ಲಿ ಸೆಂಟ್ರಲ್ ಗಳಲ್ಲೂ ಕೂಡ ವ್ಯವಸ್ಥೆ ಇರುತ್ತೆ
0: ಅಲ್ಲಿ ಅವರು ಉಪಯೋಗಿಸಿಕೊಳ್ಳಬಹುದು.
1: ಸರ್, ಈಗ ತಾವು ಮಾತನಾಡ್ತಾ ಇದ್ರಿ, ಈಗ ನಾವು ವಸತಿ ನಿಲಯಗಳಲ್ಲೂ ಕೂಡ ಗ್ರಂಥಾಲಯಗಳ ವ್ಯವಸ್ಥೆಗಳನ್ನ ಮಾಡಿದೀವಿ ಅಂತ ಹೇಳಿದ್ರಿ. ಸೊ ಆ ಒಂದು ಗ್ರಂಥಾಲಯಗಳನ್ನ ಅಲ್ಲಿರ್ತಕ್ಕಂಥ ಒಂದು ಹಾಸ್ಟೆಲ್ ವಾರ್ಡ್ ಅನ್ನೇ ನಿರ್ವಹಣೆ ಮಾಡ್ತಾರೆ ಅಥವಾ ಪ್ರತ್ಯೇಕವಾಗಿ ಅದಕ್ಕೆ ಬೇರೆ ಸಿಬ್ಬಂದಿಗಳೇನಾದ್ರು ನಿರ್ವಹಣೆ ಮಾಡ್ತಾರಾ ಹೇಗೆ ಸರ್?
0: ಸರಿ, ಇಲ್ಲ, ಅದಕ್ಕೆ ನಮ್ಮ ಹಾಸ್ಟೆಲ್ ನಿಲಯ ಪಾಲಕರೇ ನಿರ್ವಹಣೆ.

0: ಸರಿಗ ತಾವು ಈ ಒಂದು ಪ್ರಿ ಮತ್ತು ಪೋಸ್ಟ್ ಮೆಟ್ರಿಕ್ ಸಂಬಂಧಪಟ್ಟಂತೆ ಹೇಳ್ತಾ ಇದ್ರಿ, ಈಗ ವಿದ್ಯಾರ್ಥಿ ವೇತನಕ್ಕೆ ಸಂಬಂಧ ಅಂದ್ರೆ ಎಷ್ಟೆಷ್ಟು ವಿದ್ಯಾರ್ಥಿಗಳು ಅಂದ್ರೆ ಎಷ್ಟು ವಿದ್ಯಾರ್ಥಿ ವೇತನವನ್ನು ಪಡೆದುಕೊಳ್ಬಹುದು ಪ್ರಿ ಮತ್ತೆ ಪೋಸ್ಟ್ ಮೆಟ್ರಿಕ್ ವಿದ್ಯಾರ್ಥಿಗಳು? ಸರ್
1: ಸರ್, ನಮ್ಮಲ್ಲಿ ಪೋಸ್ಟ್ ಮೆಟ್ರಿಕ್ ಅಲ್ಲಿ ನಮಗೆ ಗ್ರೂಪ್ ಎ, ಗ್ರೂಪ್ ಬಿ, ಗ್ರೂಪ್ ಸಿ ಅಂತ ಮಾಡಿದ್ದಾರೆ. ಫಾರ್ ಎಕ್ಸಾಂಪಲ್, ಗ್ರೂಪ್ ಎಗೆ 3,500, ಗ್ರೂಪ್ ಬಿ 3,350, ಗ್ರೂಪ್ ಸಿ 2,100, ಗ್ರೂಪ್ ಡಿ 1,600. ಗ್ರೂಪ್ ಎ ಅಂತಂದ್ರೆ ನಮಗೆ ಪಿ ಜಿ ಎಲ್ಲ ಕೋರ್ಸ್ ಬರುತ್ತೆ, ಗ್ರೂಪ್ ಬಿ ಅಲ್ಲಿ ಸರ್ ನಮಗೆ ಪದವಿ ಎಲ್ಲ ಬರುತ್ತೆ, ಗ್ರೂಪ್ ಸಿ ಡಿಪ್ಲೊಮಾ, ಈ ರೀತಿ ಹಂತ ಹಂತವಾಗಿ ನಮಗೆ ಪೋಸ್ಟ್ ಮೆಟ್ರಿಕ್ ಅಲ್ಲಿ ಬರುತ್ತೆ. ಅದಕ್ಕೆ ಆದಂತೆ ಸ್ಕಾಲರ್ಶಿಪ್ ಅನ್ನ ನಿಗದಿಪಡಿಸಿರ್ತಾರೆ.
0: ಅಂದ್ರೆ ಹಾಸ್ಟೆಲ್ ಹಾಸ್ಟೆಲ್ ವ್ಯವಸ್ಥೆ ಜೊತೆ ಕೂಡ ವಿದ್ಯಾರ್ಥಿ ವೇತನ ಕೂಡ ಪಡೆದುಕೊಳ್ಬಹುದು?
1: ಇಲ್ಲ ಸರ್, ನಮ್ಮಲ್ಲಿ ಹಾಸ್ಟೆಲ್ ಅಲ್ಲಿ ಅವಕಾಶ ಪಡೆದವರಿಗೆ ವಿದ್ಯಾರ್ಥಿ ವೇತನ
0: ಬರೋದಿಲ್ಲ. ಅಂದ್ರೆ ಹಾಸ್ಟೆಲ್ ಅಲ್ಲಿ ಪ್ರವೇಶ ಪಡೆದೇ ಬೇರೆ ವಿದ್ಯಾ ಅಂದ್ರೆ ಶಾಲೆಗಳಲ್ಲಿ ಓದ್ತಾ ಇರ್ತಕ್ಕಂಥ ಮಕ್ಕಳು ಮಾತ್ರ ವಿದ್ಯಾರ್ಥಿ ವೇತನ ಪಡೆದುಕೊಳ್ಬಹುದು, ಹಾಸ್ಟೆಲ್ ಇರ್ತಕ್ಕಂಥ ವ್ಯವಸ್ಥೆ ಇಲ್ಲ. ಸರ್, ಹಾಗೇನೆ ಈಗ ಈ ಒಂದು ನಿರುದ್ಯೋಗಕ್ಕೆ ಸಂಬಂಧಪಟ್ಟಂತೆ ಕೂಡ ತಮ್ಮ ಇಲಾಖೆಯಿಂದ ಏನಾದರೂ ಅವರುಗಳಿಗೆ ಅವಕಾಶ ಇದೆಯಾ ಅಥವಾ ಹೇಗೆ ಸರ್?
1: ಸರ್, ನಿರುದ್ಯೋಗಕ್ಕೆ ಅದಕ್ಕೆ ಸಂಬಂಧಪಟ್ಟಿದ್ದು ನಮ್ಮಲ್ಲಿ ಡಿ ದೇವರಾಜ ಅರಸು ನಿಗಮ ಅಲ್ಲಿ ಆರ್ಥಿಕವಾದಂತ ಸೌಕರ್ಯಗಳನ್ನ ಉದ್ಯಮಕ್ಕೆ ಸಂಬಂಧಪಟ್ಟಿದ್ದೆಲ್ಲ ನೋಡ್ಕೊಳ್ಳುತ್ತೆ ಸರ್.
0: ಸರ್, ಸಾಕಷ್ಟು ಮಾಹಿತಿಗಳನ್ನು ತಾವು ತಿಳಿಸ್ತಾ ಇದ್ರಿ. ಈಗ ಇಲಾಖೆಗೆ ಸಂಬಂಧಪಟ್ಟಂತೆ ಏನು ಸಮುದಾಯ ಭವನಗಳ ನಿರ್ವಹಣೆ ಇರಬಹುದು, ಮತ್ತೆ ಈ ಒಂದು ಹಾಸ್ಟೆಲ್ ವ್ಯವಸ್ಥೆ ಇರಬಹುದು, ಮತ್ತೆ ವಿದ್ಯಾರ್ಥಿ ವೇತನಗಳ ಬಗ್ಗೆ ಇರಬಹುದು. ಈಗ ಜೊತೆಗೆ ತಾವು ಮಹಿಳೆಯರು ಕೂಡ ತಮ್ಮ ಅಂದ್ರೆ ಎಲ್ಲ ವಸತಿ ನಿಲಯಗಳನ್ನ ನಿರ್ವಹಣೆ ಮಾಡ್ತಕ್ಕಂಥವ್ರು ಕೂಡ ಮಹಿಳೆಯರೇ ಅಂತ ಹೇಳಿದ್ರಿ. ಈಗ ಹಾಸ್ಟೆಲ್ ವ್ಯವಸ್ಥೆ ಅಲ್ಲದೆ ಬೇರೆ ಏನಾದ್ರೂ ಅವ್ರಿಗೆ ಆರ್ಥಿಕವಾಗಿ ಸಬಲೀಕರಣ ಅಂದ್ರೆ ಈಗ ನಿರ್ವಹಣೆ ಅಂದ್ರೆ ಬೇರೆ ಈಗ ಗ್ರಾಮೀಣ ಪ್ರದೇಶದ ಮಹಿಳೆಯರಿಗೆ ಬೇರೆ ಬೇರೆ ತರದಲ್ಲಿ ಏನಾದ್ರೂ ಅವ್ರಿಗೆ ಆರ್ಥಿಕ ನೆರವು ಸಿಗ್ತಕ್ಕಂಥ ಒಂದು ವ್ಯವಸ್ಥೆ ಏನಾದ್ರೆ ಇದೆಯಾ ಅಥವಾ ಹೇಗೆ
1: ಸರ್? ಇದೆ, ಅದಕ್ಕೆ ನಮ್ಮ ಡಿ ದೇವರಾಜ ಅರಸು ಅಭಿವೃದ್ಧಿ ನಿಗಮ ಇದೆ ಸರ್. ಅದರ ಮೂಲಕವಾಗಿ ಮಹಿಳೆಯರಿಗೆ ಸಣ್ಣ ಉದ್ಯಮ, ಉದ್ಯಮ ಮತ್ತೆ ಅವ್ರದೇ ಆದಂತಹ ಉದ್ಯಮಗಳನ್ನ ಸ್ಟಾರ್ಟ್ ಮಾಡ್ಕೊಳ್ಳಕ್ಕೆ ನಮ್ಮ ಡಿ ದೇವರಾಜ ಅರಸು ಅಭಿವೃದ್ಧಿ ನಿಗಮ ಮೂಲಕ ಸಾಲ ಸೌಲಭ್ಯ, ನೇರ ಸಾಲ ಎಲ್ಲವನ್ನು ನೀಡಲಾಗುತ್ತದೆ ಸರ್.
0: ಓಕೆ, ಈಗ ವಿದ್ಯಾರ್ಥಿ ವೇತನಗಳ ಅಂದ್ರೆ ವಿದ್ಯಾರ್ಥಿ ನಿಲಯಗಳನ್ನ ಹುಡುಗರದು ಮತ್ತು ಹುಡುಗಿರದು ಎರಡರಲ್ಲೂ ಕೂಡ ಮಹಿಳೆಯರೇ ಕೂಡ ಕಾರ್ಯನಿರ್ವಹಿಸ್ತಾರ ಅಥವಾ ಪುರುಷರು ಕೂಡ ಅಲ್ಲಿ ಕೆಲಸವನ್ನ ಮಾಡ್ತಕ್ಕಂಥ ಅವಸ್ಥೆ ಇದೆ?
1: ನಮ್ಮಲ್ಲಿ ಬಾಲಕಿಯರ ವಿದ್ಯಾರ್ಥಿ ನಿಲಯಗಳಲ್ಲಿ ಪುರುಷರ ಪ್ರವೇಶ ಇಲ್ಲ ಸರ್. ಎಲ್ಲಾ ಕರ್ತವ್ಯ ನಿರ್ವಹಿಸುವರು ಮಹಿಳೆಯರು. ಬಾಲಕರ ಮೆಟ್ರಿಕ್ ಪೂರ್ವದಲ್ಲಿ ಅಲ್ಲಿ ಹೆಣ್ಮಕ್ಕಳು ಅಂತಂದ್ರೆ ಅಡಿಗೆಯವರಾಗಿ ನಿಲಯ ಪಾಲಕರ ಕರ್ತವ್ಯ ನಿರ್ವಹಿಸ್ತಾರೆ. ಮೆಟ್ರಿಕ್ ನಂತರದ ಬಾಲಕರಲ್ಲಿ ಅಂದ್ರೆ ಅಲ್ಲಿ ಹೆಚ್ಚಿಗಾಗಿ ಗಂಡು ಮಕ್ಕಳು ಕಾರ್ಯನಿರ್ವಹಿಸ್ತಾರೆ, ಅದ್ರ ಜೊತೆ ಹೆಣ್ಮಕ್ಕಳು ನಾವು ತೊಳ್ತೀವಿ, ಅಲ್ಲಿ ಅಂತ ಏನು ನಿರ್ಬಂಧ ಇಲ್ಲ.
0: ಓಕೆ, ಅಂದ್ರೆ ಅವ್ರಗಳಿಗೆ ಮಕ್ಕಳಿಗೆ ಈ ಒಂದು ರಜದ ಅವಧಿಯಲ್ಲೂ ಕೂಡ ತಮ್ಮ ವಸತಿ ನಿಲಯಗಳಲ್ಲಿ ಅವಕಾಶ ಇರುತ್ತೆ ಅಥವಾ ಶಾಲೆ ಪ್ರಾರಂಭ ಆದಾಗ ಮಾತ್ರ ಅವ್ರಗಳಿಗೆ ಅವಕಾಶ ಇರುತ್ತೆ ಹೇಗೆ ಸರ್?
1: ಸರ್, ಶಾಲಾ ಮತ್ತು ಕಾಲೇಜು ಪ್ರಾರಂಭ ಆದಾಗ ನಾವು ಅವಕಾಶವನ್ನು ಕೊಡ್ತೀವಿ. ಶಾಲೆ ಜೊತೆನೆ ನಮ್ಮ ಹಾಸ್ಟೆಲ್ಗಳು ಇರುತ್ತೆ ಸರ್. ಅಲ್ಲಿ ಶಿಕ್ಷಣ, ನಮ್ಮಲ್ಲಿ ವಸತಿ, ನಮ್ಮಲ್ಲಿ ವಸತಿ ಜೊತೆ ಮತ್ತೆ ಅವ್ರಿಗೆ ಗ್ರಂಥಾಲಯ ಮತ್ತೆ ಶಿಕ್ಷಣ ವೃತ್ತಿ ಮಾರ್ಗ ಈ ರೀತಿ ಎಲ್ಲ ನಾವು ಹಾಸ್ಟೆಲ್ ಅಲ್ಲಿ ವ್ಯವಸ್ಥೆ.
0: ಅಂದ್ರೆ ಈಗ ನಿಮ್ದು ಜೂನ್ಗೆ ಶಾಲೆ ಪ್ರಾರಂಭ ಆಗುತ್ತಂದ್ರೆ ಆ ಒಂದು ಸಂದರ್ಭದಲ್ಲೇ ಕೂಡ ನಿಮ್ಮ ವಸತಿ ನಿಲಯಗಳ ಒಂದು ಪ್ರವೇಶಾತಿಗಳು ಕೂಡ ಶುರುವಾಗುತ್ತೆ.
1: ಜೂನ್ 1ಕ್ಕೆ ನಮ್ಮ ಶಾಲಾ ಪ್ರಾರಂಭೋತ್ಸವ ಆಗಿದ್ರೆ ನಾವು ಜೂನ್ 27ರಿಂದ ನಾವೆಲ್ಲ ಸ್ವಚ್ಛತೆ ಎಲ್ಲ ಆಗಿ ಮಕ್ಕಳಿಗೆ 28ಕ್ಕೆ ನಾವು ರೆಡಿ ವೆಲ್ಕಮ್ ಮಾಡ್ಕೊಳ್ತೀವಿ.
0: ಸರ್, ಸಾಕಷ್ಟು ಮಾಹಿತಿಯನ್ನು ತಾವು ಕೂಡ ತಿಳಿಸ್ತೀರಿ. ಇದ್ರ ಜೊತೆಗೆ ಸರ್, ಈಗ ಹಿಂದುಳಿದ ವರ್ಗಗಳ ಜನತೆಗೆ ತಮ್ಮ ಒಂದು ಇಲಾಖೆಯಿಂದ ಸಿಗ್ತಕ್ಕಂಥ ಬೇರೆ ಬೇರೆ ಯೋಜನೆಗಳ ಬಗ್ಗೆ ಏನಾದರೂ ತಾವು ಮಾಹಿತಿಯನ್ನು ತಿಳಿಸ್ಬೋದು? ಏನೇನು ಯೋಜನೆಗಳಿದೆ, ಇದನ್ನು ಹೇಗೆ ಸಮರ್ಪಕವಾಗಿ ಬಳಸ್ಕೊಳ್ಬಹುದು ಸಮುದಾಯದ ಜನಗಳು ಅಂತ ತಾವು ಏನಾದರೂ ತಿಳಿಸ್ಬೋದು ಸರ್?
1: ಸರ್, ಹಿಂದುಳಿದ ವರ್ಗಗಳ ನಮ್ಮ ಇಲಾಖೆ ಮತ್ತು ಡಿ ದೇವರಾಜ ಅರಸು ಅಭಿವೃದ್ಧಿ ನಿಗಮದ ಮೂಲಕ ಹಿಂದುಳಿದ ವರ್ಗಗಳ ಇಲಾಖೆ ಇದು ನಮಗೆ ವಸತಿ ಮತ್ತು ವಿದ್ಯಾರ್ಥಿ ವೇತನ ಹಾಗೆ ಸಮುದಾಯ ಭವನ ಕಾರ್ಯಕ್ರಮ ಮತ್ತೆ ವಕೀಲರಿಗೆ ಏನು ನಮ್ಮ ಕಾನೂನು ಪದವೀಧರ ವಿದ್ಯಾರ್ಥಿಗಳು ಇರ್ತಾರೆ ಅವರಿಗೆ ನಾವು ಏನು ಅವರು ಪ್ರಾಕ್ಟೀಸ್ ಮಾಡ್ತಾರೆ ಆ ಟೈಮಲ್ಲಿ ಸ್ಟೈಫಂಡ್ ಕೊಡ್ತೀವಿ. 4 ವರ್ಷ ಪ್ರತಿ ವರ್ಷ 4,000 ಒಂದು ಜಿಲ್ಲೆಯಿಂದ ನಾವು 10 ಮಕ್ಕಳಿಗೆ ಕೊಡ್ತೀವಿ. ಅಲ್ಲಿ ಮಹಿಳೆಯರಿಗೆ 33% ನಾವು ರಿಸರ್ವೇಷನ್ ಕೊಡ್ತೀವಿ, ಅದು ಕಾನೂನು ಪದವೀಧರ ಮಕ್ಕಳಿಗೆ ವಿದ್ಯಾರ್ಥಿಗಳಿಗೆ. ಅದೇ ರೀತಿ PhD ಪ್ರಾಕ್ಟೀಸ್ ಮಾಡುವಂತ ವಿದ್ಯಾರ್ಥಿಗಳಿಗೆ ನಾವು ಅವರಿಗೂ 3 ವರ್ಷ ಅಂದ್ರೆ ಅವರ ಕೋರ್ಸು ಯಾವ ಕೋರ್ಸ್ ಮುಗಿಯುವವರೆಗೂ ಅಥವಾ ಗರಿಷ್ಠ 3 ವರ್ಷ ಪ್ರತಿ ತಿಂಗಳು ಅವರಿಗೂ 10,000 ನಾವು ಸ್ಟೈಪೆಂಡ್ ಅನ್ನ ಕೊಡ್ತೀವಿ. ಮತ್ತೆ ವಿದೇಶಿ ವ್ಯಾಸಂಗ ಆ ಸ್ಕೀಮು ನಮ್ಮಲ್ಲಿ ಇದೆ ಸರ್, ಅದು 2 ವರ್ಷ ಆಯ್ತು, ಅದು ನಡೀತಾ ಈ ವರ್ಷ ಹೋದ ವರ್ಷ ಇನ್ನು ನೋಟಿಫಿಕೇಶನ್ ಆಗಿ ಮಾಡ್ತೀನಿ ಅಂತ ಹೇಳಿದಾರೆ, ಇನ್ನೂ ಆಗಿಲ್ಲ. ಆ ಕೋರ್ಸ್ ಆ

0: ಇನ್ನು ನಮ್ಮಲ್ಲಿ ವಿದೇಶಿ ವ್ಯಾಸಂಗ ಗ್ರಾಮೀಣ ಭಾಗದಾಗ್ಲಿ ಎಲ್ಲಾ ನಮ್ಮ ಹಿಂದುಳಿದ ವರ್ಗಗಳ ಏನ್ ಸಮುದಾಯದ ವಿದ್ಯಾರ್ಥಿಗಳು ವಿದೇಶದಲ್ಲಿ ಪಿ ಜಿ ಮತ್ತೆ ಪಿ ಎಚ್ ಡಿ ಅನ್ನು ಮಾಡ್ಕೊಳ್ಳೋಕೆ ನಮ್ಮ ಇಲಾಖೆಯಿಂದ ಅವಕಾಶ ಇದೆ.
1: ಅಂದ್ರೆ ಈಗ ತಾವು ಹೇಳಿದಂಗೆ ಪಿ ಎಚ್ ಡಿ ಮತ್ತೆ ಕಾನೂನು ಪದವಿ ಮಾಡ್ತಕ್ಕಂತ ವಿದ್ಯಾರ್ಥಿಗಳಿಗೆ ಪ್ರತಿ ತಿಂಗಳು ಕೂಡ ತಮ್ಮ ಇಲಾಖೆಯಿಂದ ಸೌಲಭ್ಯ ಸಿಗುತ್ತೆ ಅಥವಾ ವರ್ಷಕ್ಕೆ ಮಾತ್ರ?
0: ಪ್ರತಿ ತಿಂಗಳು ಅಂದ್ರೆ ನಮ್ಮಲ್ಲಿ ಪ್ರತಿ ವರ್ಷ ನಾವು ಒಂದು ಕಮಿಟಿ ಇದೆ, ಆ ಕಮಿಟಿ ಮೂಲಕ ನಾವು ಅವರಿಗೆ ನಾವು ಇಲಾಖೆಯಿಂದ ಅರ್ಜಿ ಆಹ್ವಾನ ಮಾಡಿಕೊಂಡು ಆ ಅರ್ಜಿಯನ್ನು ನಾವು ಪರಿಶೀಲನೆ ಮಾಡಿ ಕಮಿಟಿ ಮುಂದೆ ಕೊಡ್ತೀವಿ. ಅದಕ್ಕೆ ಮಾನ್ಯ ಜಿಲ್ಲಾಧಿಕಾರಿಗಳು ಅಧ್ಯಕ್ಷತೆ ಇರ್ತಾರೆ, ಅವರ ಮೂಲಕ ನಾವು ಕಾನೂನು ಪದವೀಧರು ಏನು ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ ಅವರ ಸೀನಿಯರ್ಸ್ ಹತ್ರ ಅವರನ್ನು ನಾವು ಆ ಕಮಿಟಿ ಮೂಲಕ ಆಯ್ಕೆ ಮಾಡ್ಕೊಳ್ತೀವಿ. ಒಂದು ವರ್ಷಕ್ಕೆ ನಾವು ಒಂದು ಜಿಲ್ಲೆಯಿಂದ 10 ಮಕ್ಕಳಿಗೆ ಆಯ್ಕೆ ಮಾಡ್ಕೊಳ್ತೀವಿ, ಅದರಲ್ಲಿ 33% ಹೆಣ್ಮಕ್ಳು.
1: ಅಂದ್ರೆ 10 ಮಕ್ಕಳು ಆಯ್ಕೆ ಆಗೋದ್ರಲ್ಲಿ 33%
0: ಮಹಿಳೆಯರು
1: ಇರ್ತಾರೆ. ಅಂದ್ರೆ ಜಿಲ್ಲೆಗೆ 10 ಮಕ್ಕಳು ಮಾತ್ರ ಆಯ್ಕೆ ಮಾಡ್ತಾರೆ. ಹೇಗೆ ಸರ್ ಯಾವ ತರ ಆಯ್ಕೆ ಪ್ರಕ್ರಿಯೆ, ಮೆರಿಟ್ ಮೇಲ್ ಮಾಡ್ತೀರಾ ಅಥವಾ ಅರ್ಜಿ ಮುಂಚಿತ?
0: ಅದಕ್ಕೊಂದು ಕಮಿಟಿ ಇದೆ
1: ಸರ್,
0: ಮಾನ್ಯ ಜಿಲ್ಲಾಧಿಕಾರಿಗಳು, ಮಾನ್ಯ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿಗಳು, ಮತ್ತೆ ಬಾರ್ ಕೌನ್ಸಿಲ್ ಅಧ್ಯಕ್ಷರು, ಮತ್ತೆ ಲೀಗಲ್ ಸೆಲ್ ನ್ಯಾಯಾಧೀಶರು, ಇದಕ್ಕೆ ಈ ಕಮಿಟಿ ಮೂಲಕ ನಾವು ಸದಸ್ಯ ಕಾರ್ಯದರ್ಶಿ ಇರ್ತವೆ, ಅಲ್ಲಿ ಅವರಿಗೆ ಸಂದರ್ಶನದ ಮೂಲಕ ಆಯ್ಕೆ ಮಾಡಲು.
1: ಓಕೆ, ಸೊ ಒಂದು ಒಂದು ಸರಿ ಆಯ್ಕೆ ಆದಂತಹ ವ್ಯಕ್ತಿ 3 ವರ್ಷದ ತನಕ ಅಥವಾ 4 ವರ್ಷದ ತನಕ ಪಡಿಬಹುದು,
2: ಅವ್ರಿಗೆ ಪ್ರತಿ ವರ್ಷ ಕೂಡ ಇರುತ್ತೆ.
0: ಹೌದು ಸರ್, ಅವರು ಪ್ರಾಕ್ಟೀಸ್ ಮಾಡ್ತಾ ಎಲ್ಲಿ ಪ್ರಾಕ್ಟೀಸ್ ಮಾಡ್ತಾರೆ ಅವು ಅಟೆಂಡೆನ್ಸ್ ಅನ್ನ ನಮ್ಮ ಇಲಾಖೆಗೆ ಸಲ್ಲಿಸಿದ್ರೆ ನಾವು ಅಟೆಂಡೆನ್ಸ್ ಮೂಲಕ ಅದನ್ನ ತೆಗೆದುಕೊಂಡು ಅವರಿಗೆ ನಾವು ಪೇಮೆಂಟ್ ಅನ್ನ ಮಾಡೋ ವ್ಯವಸ್ಥೆ ಮಾಡ್ತೀವಿ.
1: ಓಕೆ, ಅಂದ್ರೆ ಈಗ ಒಂದು ವೇಳೆಗೆ ತಾವು ಹೇಳಿದ್ರಿ ಬರೀ ಜಿಲ್ಲೆಯಿಂದ 10 ಮಕ್ಕಳನ್ನ ಮಾತ್ರ ನಾವು ಆಯ್ಕೆ ಮಾಡ್ತಕ್ಕ ಆಯ್ಕೆ ಮಾಡ್ತಕ್ಕಂತ ವ್ಯವಸ್ಥೆ ಇದೆ, ಸಾಕಷ್ಟು ಅರ್ಜಿಗಳು ಬರ್ತವೆ. ಈಗ ಈ ವರ್ಷ ಹಾಕಿದಂತಹ ಅರ್ಜಿನ ಮತ್ತೆ ಅವ್ರು ಆಗ್ಲಿಲ್ಲ ಈ ವರ್ಷ ಅಂದಾಗ ಮುಂದಿನ ವರ್ಷನೂ ಕೂಡ ಅವ್ರು ಅಪ್ಲೈ ಮಾಡಬಹುದು ಅಥವಾ ಆ ವರ್ಷಕ್ಕೆ ಮಾತ್ರ ಸೀಮಿತನೇ? ಹೇಗೆ ಸರ್?
0: ಸರ್, ನಮಗೆ ಅವರಿಗೆ ವಯಸ್ಸಿನ ಒಂದು ಇದು ಇದೆ, 38 ವರ್ಷದ ಒಳಗಡೆ ಹಾಕ್ತಾ ಇರಬಹುದು ಸರ್, ಸೆಲೆಕ್ಷನ್ ಆಗ್ಲಿಲ್ಲ ಅಂದ್ರೆ ಅಪ್ಲೈ ಮಾಡಬಹುದು.
1: ಸೊ 38 ವರ್ಷದ ತನಕ ಕೂಡ ಅವ್ರಿಗೆ ಅವಕಾಶ ಇದೆ. ಸರ್, ಸಾಕಷ್ಟು ಮಾಹಿತಿಗಳನ್ನ ತಾವು ತಿಳಿಸ್ರಿ. ತಮ್ಮ ಇಲಾಖೆಗೆ ಸಂಬಂಧಪಟ್ಟಂತೆ ಏನೇನು ಯೋಜನೆಗಳಿದೆ, ಅದ್ರಲ್ಲಿ ಪ್ರಮುಖವಾಗಿ ವಸತಿ ನಿಲಯ ಮತ್ತೆ ಒಂದು ಸಮುದಾಯ ಭವನಗಳನ್ನ ನಿರ್ಮಾಣ ಮಾಡೋದ್ರ ಬಗ್ಗೆ ತಾವು ಹೇಳಿದ್ರಿ ಸರ್. ಸರ್, ಕಾರ್ಯಕ್ರಮದ ಕೊನೆಯದಾಗಿ ನಮ್ಮ ಕೇಳುಗರಿಗೆ ಮತ್ತು ನಮ್ಮ ಸಮುದಾಯದ ಜನತೆಗೆ ತಮ್ಮ ಇಲಾಖೆ ಕುರಿತು ಏನಾದರೂ ಸಂದೇಶ ನೀಡೋದಿದ್ರೆ ತಾವು ಏನು ಹೇಳೋದಕ್ಕೆ ಬಯಸ್ತೀರಾ ಸರ್?
0: ಸರ್, ನಮ್ಮ ಇಲಾಖೆ ಶಿಕ್ಷಣಕ್ಕಾಗಿ ಮೀಸಲಾಗಿರುವಂತಹ ಇಲಾಖೆ, ಗ್ರಾಮೀಣ ಭಾಗದ ಮಕ್ಕಳ ಶಿಕ್ಷಣಕ್ಕೆ ಅತಿ ಹೆಚ್ಚಿನ ಒತ್ತು ನೀಡಿ ಆ ಮಕ್ಕಳಿಗೆ ಒಂದು ಒಳ್ಳೆಯ ವಿದ್ಯಾಭ್ಯಾಸ ಸಿಗಬೇಕಾಗಿರೋ ಸಲುವಾಗಿ ನಮ್ಮ ಈ ಇಲಾಖೆಯ ಮುಖ್ಯ ಉದ್ದೇಶ ಸರ್, ವಸತಿ ಇಲಾಖೆ ಮುಖ್ಯ ಉದ್ದೇಶ ಇದು. ಇದನ್ನ ನಾವು ಎಲ್ಲಾ ನಮ್ಮ ಜನರಿಗೆ ತಲುಪಿಸುವಂತಹ ಕೆಲಸ ನಾವು ಮಾಡ್ತೇವೆ.
1: ತುಂಬಾ ಧನ್ಯವಾದಗಳು ಸರ್. ತಾವು ಇದುವರೆಗೂ ನಮ್ಮ ಈ ಒಂದು ಬಾನುಲಿ ಕೇಂದ್ರದ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಹಿಂದುಳಿದ ವರ್ಗಗಳ ಒಂದು ಕಲ್ಯಾಣ ಇಲಾಖೆಯಲ್ಲಿ ಪ್ರಮುಖವಾಗಿ ಏನೇನು ಯೋಜನೆಗಳಿದೆ, ಅದನ್ನು ಹೇಗೆ ಪಡೆದುಕೊಳ್ಬೇಕು, ಪ್ರಮುಖವಾಗಿ ತಮ್ಮ ಒಂದು ವಸತಿ ನಿಲಯಗಳಿಗೆ ಸಂಬಂಧಪಟ್ಟಂತೆ ಎಲ್ಲೆಲ್ಲಿ ಕಾರ್ಯನಿರ್ವಹಿಸ್ತದೆ ವಸತಿ ನಿಲಯಗಳು, ಆ ಒಂದು ವಸತಿ ನಿಲಯಗಳ ಒಂದು ಸೌಲಭ್ಯವನ್ನ ಮಕ್ಕಳು ಹೇಗೆ ಪಡೆದುಕೊಳ್ಬೇಕು, ಮತ್ತೆ ವಿದ್ಯಾರ್ಥಿ ವೇತನಗಳಿಗೆ ಸಂಬಂಧಪಟ್ಟಂತೆ ಕೂಡ ಸಾಕಷ್ಟು ಮಾಹಿತಿಗಳನ್ನ ತಾವು ತಿಳಿಸ್ರಿ ಸರ್. ತಾವು ಇಷ್ಟೊತ್ತು ನಮ್ಮ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕಾಗಿ ತಮಗೆ ತುಂಬ ಹೃದಯದ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ ಸರ್.
0: ಥ್ಯಾಂಕ್ ಯು ಸರ್. ತಮ್ಮ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರ ಅವರಿಗೂ ನನ್ನ ಧನ್ಯವಾದಗಳನ್ನು ತಿಳಿಸ್ತೀನಿ.
1: ಪ್ರಿಯ ಕೇಳುಗರೆ, ಇದುವರೆಗೂ ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮದಲ್ಲಿ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಸೇವೆಗಳು ಮತ್ತು ಕಾರ್ಯಗಳ ಕುರಿತು ಇದುವರೆಗೂ ನಮ್ಮ ಜೊತೆ ಕಾರ್ಯಕ್ರಮದಲ್ಲಿ ಮಾತನಾಡಿದವರು ಮೈಸೂರು ಜಿಲ್ಲೆಯ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ಜಿಲ್ಲಾ ಅಧಿಕಾರಿಗಳಾದ ಶ್ರೀ ರಾಘವೇಂದ್ರ ಸರ್ ಅವರು. ಇದೇ ಇವತ್ತಿನ ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮ. ಮತ್ತೆ ಮುಂದಿನ ವಾರ ಮತ್ತೊಂದು ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ಕೇಳ್ತಾ ಇರಿ ಜನಧ್ವನಿ. ನಮಸ್ಕಾರ.
3: ಸೇತುವೆ ಸರ್ಕಾರಿ ಅಧಿಕಾರಿಗಳ ಜೊತೆಗಿನ ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮ. ಕಾರ್ಯಕ್ರಮದ ಪ್ರಾಯೋಜಕರು ಜನಧ್ವನಿ ಸಮುದಾಯ ರೇಡಿಯೋ ಸರಗೂರು. ಸೇತುವೆ ಸಮುದಾಯ ಹಾಗೂ ಸರ್ಕಾರದ ನಡುವೆ ಬಾಂಧವ್ಯ ಬೆಸೆಯುವ ಕಾರ್ಯಕ್ರಮ.
4: ಕೇಳುಗರೆ, ಇದುವರೆಗೂ ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮದ ಮರುಪ್ರಸಾರ ಕಾರ್ಯಕ್ರಮ ಪ್ರಸಾರವಾಯಿತು.

ಸಮಯ ಆನಂದಮಯ. ಏಕೆಂದ್ರೆ ನಮ್ಮ ಎಸ್ವಿವೈಎಂ ಸಿಬ್ಬಂದಿ ವರ್ಗದವರ ಹುಟ್ಟುಹಬ್ಬದ ಶುಭಾಶಯವನ್ನು ತಿಳಿಸುವಂತಹ ಸಮಯ. ಇಂದು ಎಸ್ವಿವೈಎಂ ಸಿಬ್ಬಂದಿ ವರ್ಗದವರಾದ ಬಸವರಾಜು ಎಂಆರ್ ಅವರು ತಮ್ಮ

ಎಚ್ಡಿಕೋಟೆ ತಾಲೂಕಿನ ಹೊಸಮಳ ಗ್ರಾಮದ ಪುಟಾಣಿ ಶಾನ್ವಿಕರವರು ತಮ್ಮ 8 ವರ್ಷದ ಹುಟ್ಟುಹಬ್ಬದ ಸಂಭ್ರಮಾಚರಣೆಯಲ್ಲಿದ್ದಾರೆ. ಅವರಿಗೆ ಶುಭ ಕೋರುವವರು ತಂದೆ ಸ್ವಾಮಿರವರು, ತಾಯಿ ಸುಮಾರವರು ಹಾಗೂ ತಾತ ಅಜ್ಜಿಯಾದ ಮುನಿಯಪ್ಪ, ಗೀತಾ ಹಾಗೂ ಪುಟ್ಟಮ್ಮರವರು, ಅತ್ತೆಯಾದ ಸುಮಾರವರು, ಮಾವ ಕಾರ್ತಿಕರವರು ಹಾಗೂ ಪುಟಾಣಿಗಳಾದ ಮನ್ವಿಕ, ಜೀವನ್ ಹಾಗೂ ಕುಟುಂಬವರ್ಗ.

ಹೀಗೆ ಆ ದೇವರು ಸುಖ ಶಾಂತಿ ಆಯಸ್ಸು ಆರೋಗ್ಯ ನೆಮ್ಮದಿಯನ್ನು ಕರುಣಿಸಲಿ ಎಂದು ಆ ದೇವರಲ್ಲಿ ಪ್ರಾರ್ಥಿಸುತ್ತಾ ಅವರಿಗಾಗಿ ಸುಮಧುರ ಗೀತೆಯನ್ನು ಪ್ರಸ್ತುತಪಡಿಸಲಿದ್ದೇವೆ.

ಪ್ರೀತಿಯ ಜನಪನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ರೇಡಿಯೋ ಗೆಳತಿ ಪ್ರೀತಿ. ಕೇಳುಗರೆ ಬೆಳೆ ಬೆಲೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರೆ, ಇದು ನಿನ್ನೆಯ ಮಾರುಕಟ್ಟೆ ಬೆಲೆ. ಬೀನ್ಸ್ 30 ರೂಪಾಯಿ, ಪೆನ್ಸಿಲ್ ಬೀನ್ಸ್ 50 ರೂಪಾಯಿ, ಮೆಣಸಿನಕಾಯಿ 20 ರೂಪಾಯಿ, ಸೌತೆಕಾಯಿ 22 ರೂಪಾಯಿ, ಎಂಸಿ 6 ರೂಪಾಯಿ, ಸುನಾಮಿ 80 ರೂಪಾಯಿ, ಎಳಬನ 6 ರೂಪಾಯಿ, ಗುಂಡು ಬದನೆಕಾಯಿ 18 ರೂಪಾಯಿ, ಕುಂಬಳಕಾಯಿ 6 ರೂಪಾಯಿ, ಹೀರೆಕಾಯಿ 28 ರೂಪಾಯಿ, ಪಡವಲಕಾಯಿ 16 ರೂಪಾಯಿ, ತೊಂಡೆಕಾಯಿ 35 ರೂಪಾಯಿ, ಹಾಗಲಕಾಯಿ 35 ರೂಪಾಯಿ, ಕಾಲಿಫ್ಲವರ್ 20 ರೂಪಾಯಿ, ಪೈರ್ 30 ರೂಪಾಯಿ, ದಪ್ಪ ಮೆಣಸಿನಕಾಯಿ 72 ರೂಪಾಯಿ, ಸೋರೆಕಾಯಿ 10 ರೂಪಾಯಿ, ಬದನೆಕಾಯಿ 18 ರೂಪಾಯಿ, ಕೋಸು 90 ರೂಪಾಯಿ, ಸೀಮೆ ಬದನೆಕಾಯಿ 22 ರೂಪಾಯಿ, ಬೆಂಡೆಕಾಯಿ 14 ರೂಪಾಯಿ, ಟೊಮೊಟೊ 15 ರೂಪಾಯಿ. ಕೇಳುಗರೆ, ಕೇಳಿದರಲ್ಲ ಕೃಷಿ ಉತ್ಪನ್ನ ಹಾಗೂ ತರಕಾರಿ ಮಾರುಕಟ್ಟೆ ಬೆಲೆಯನ್ನ. ಇಲ್ಲಿಗೆ ಬೆಳೆ ಬೆಲೆ ಕಾರ್ಯಕ್ರಮವನ್ನ ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಬೆಳೆ ಬೆಲೆ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೂ ಕೇಳ್ತಾರೆ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಜನಧ್ವನಿ. ನಮಸ್ಕಾರ.

ಸಾರ್ವಜನಿಕರಿಗೊಂದು ಪ್ರಕಟಣೆ. ದಿನಾಂಕ 18/7/2026 ಶನಿವಾರದಂದು ವಿವೇಕಾನಂದ ಸ್ಮಾರಕಾಸ್ಪತ್ರೆಯಲ್ಲಿ ಲಭ್ಯವಿರುವ ವೈದ್ಯರುಗಳ ವಿವರ ಹೀಗಿದೆ. ಡಾಕ್ಟರ್ ನರೇಂದ್ರ ರಾಮಕೃಷ್ಣರವರು ಕಣ್ಣಿನ ತಪಾಸಣಾ ತಜ್ಞರು, ಡಾಕ್ಟರ್ ನಾಗೇಶ್ ಅವರು ಸಾಮಾನ್ಯ ರೋಗ ತಜ್ಞರು, ಡಾಕ್ಟರ್ ನಿಸರ್ಗರವರು ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞರು, ಡಾಕ್ಟರ್ ಸುಷ್ಮಾರವರು ಮಕ್ಕಳ ತಜ್ಞರು, ಡಾಕ್ಟರ್ ವೈಷ್ಣವಿರವರು ಆಯುರ್ವೇದ ತಜ್ಞರು, ಡಾಕ್ಟರ್ ವಿದ್ಯಾಶೀರವರು ದಂತ ಚಿಕಿತ್ಸಾ ತಜ್ಞರು, ಡಾಕ್ಟರ್ ಅಯ್ಯನರಾಜ್ರವರು ಫಿಜಿಯೋಥೆರಪಿಸ್ಟ್ ಅವರು, ಡಾಕ್ಟರ್ ರಾಜುರವರು ವಾಕ್ ಭಾಷಾ ಶ್ರವಣ ತಜ್ಞರು. ಈ ಎಲ್ಲ ವೈದ್ಯರ ಸೌಲಭ್ಯ ಲಭ್ಯವಿರುತ್ತದೆ ಹಾಗೂ ದಿನದಲ್ಲಿ 24 ಗಂಟೆಗಳ ತುರ್ತು ಚಿಕಿತ್ಸೆ ಸೌಲಭ್ಯ ಲಭ್ಯವಿರುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಹಂಚಿಪುರ ರಸ್ತೆ, ಸರಗೂರು. ದೂರವಾಣಿ ಸಂಖ್ಯೆ 9686666318. ಮತ್ತೊಮ್ಮೆ ದೂರವಾಣಿ ಸಂಖ್ಯೆ 9686666618. ಧನ್ಯವಾದಗಳು.

ನಮಸ್ಕಾರ ಪ್ರಿಯ ಕೇಳುಗರಿ, ನೀವು ಕೇಳ್ತಾ ಇದ್ದೀರಿ ಜನಧ್ವನಿ ಸಮುದಾಯ ರೇಡಿಯೋ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಾನು ನಿಮ್ಮ ರೇಡಿಯೋ ಕೇಳ್ತಿ ಪ್ರೀತಿ. ಭಾರತ ಸರ್ಕಾರ ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಮಾಹಿತಿ ಭದ್ರತಾ ಶಿಕ್ಷಣ ಕಾರ್ಯಕ್ರಮದಡಿಯಲ್ಲಿ ಇಂದು ನಾವು ಒಂದು ಬಹಳ ಮುಖ್ಯ ವಿಷಯದ ಬಗ್ಗೆ ಮಾತನಾಡುತ್ತಿದ್ದೇವೆ. ಅದು ಸಾಮಾಜಿಕ ಜಾಲತಾಣದ ಸುರಕ್ಷತೆಯ ಕುರಿತು. ಅಂದರೆ ಸಾಮಾಜಿಕ ಜಾಲತಾಣ ಎಂದರೆ ಏನು, ಇದರಿಂದ ಆಗುವಂತಹ ತೊಂದರೆಗಳು ಹಾಗೂ ಸುರಕ್ಷತೆಯ ಕುರಿತು ತಿಳಿದುಕೊಳ್ಳೋಣ. ಇಂದು ನಾವು

0: ಫೇಸ್ಬುಕ್, ಇನ್ಸ್ಟಾಗ್ರಾಮ್, ವಾಟ್ಸಪ್ ಮುಂತಾದ ಜಾಲತಾಣಗಳಲ್ಲಿ ಫೋಟೋಗಳು, ವಿಡಿಯೋಗಳು, ವೈಯಕ್ತಿಕ ಮಾಹಿತಿಯನ್ನ ಹಂಚಿಕೊಳ್ಳುತ್ತಿದ್ದೇವೆ. ಆದರೆ ನಾವು ಹಂಚುವ ಪ್ರತಿಯೊಂದು ಮಾಹಿತಿ ನಮ್ಮ ಸುರಕ್ಷತೆಗೆ ಸಂಬಂಧಿಸಿದೆ.
1: ನಾನು ಈಗ ಮೈಸೂರಿಗೆ ಹೋಗುತ್ತಿದ್ದೇನೆ, ಮನೆ ಖಾಲಿ ಇದೆ ಅಂತ ಪೋಸ್ಟ್ ಮಾಡಿದ್ದೇನೆ.
2: ಅಯ್ಯೋ, ಇದು ತುಂಬಾ ಅಪಾಯಕಾರಿ, ಯಾರಾದರೂ ಇದನ್ನ ನೋಡಿ ದುರುಪಯೋಗ ಮಾಡಿಕೊಳ್ಳಬಹುದು.
0: ಲೊಕೇಶನ್ ಶೇರಿಂಗ್, ಟ್ರಾವೆಲ್ ಪ್ಲಾನ್ಸ್ ಪೋಸ್ಟಿಂಗ್, ಲೈವ್ ಅಪ್ಡೇಟ್ಸ್, ಇವುಗಳು ಅಪರಾಧಿಗಳಿಗೆ ಅವಕಾಶ ಕೊಡಬಹುದು. ಫಿಶಿಂಗ್ ಮತ್ತು ನಕಲಿ ಲಾಗಿನ್ಗಳಿಂದ ಆಗುವಂತಹ ತೊಂದರೆಗಳ ಬಗ್ಗೆ ತಿಳಿದುಕೊಳ್ಳೋಣ.
2: ನನಗೆ ಇನ್ಸ್ಟಾಗ್ರಾಮ್ ಲಾಗಿನ್ ಎಕ್ಸ್ಪೈರ್ಡ್ ಆಗಿದೆ ಅಂತ ಒಂದು ಲಿಂಕ್ ಬಂದಿದೆ.
1: ಹೌದಾ, ಇದು ಫಿಶಿಂಗ್ ಅಟ್ಯಾಕ್. ಫೇಕ್ ಲಾಗಿನ್ ಪೇಜ್ ಪಾಸ್ವರ್ಡ್ ಸ್ಟೀಲ್ ಮಾಡ್ತಾರೆ.
0: ಯು ಆರ್ ಎಲ್ ತಪ್ಪಾಗಿ ಕಾಣಬಹುದು, ಉದಾಹರಣೆಗೆ instagram.com ಅಫಿಷಿಯಲ್ ಸೈಟ್ ಆಗಿ ಕಾಣಬಹುದು, ಆದರೆ ಫೇಕ್ ಆಗಿರುತ್ತದೆ. ಹಾಗೆ ಈಗ ಅಕೌಂಟ್ ಹ್ಯಾಕಿಂಗ್ ಬಗ್ಗೆ ತಿಳಿದುಕೊಳ್ಳೋಣ.
1: ಓ, ನನ್ನ ಅಕೌಂಟ್ ಹ್ಯಾಕ್ ಆಗಿದೆ, ನನ್ನ ಹೆಸರಿನಲ್ಲಿ ಮೆಸೇಜ್ ಹೋಗ್ತಿದೆ.
2: ಹೌದಾ, ನೀನು 2FA ಎನೇಬಲ್ ಮಾಡಿದೀಯಾ?
1: ಇಲ್ವಲ್ಲ.
0: 2FA ಇಲ್ಲದಿದ್ದರೆ ಅಕೌಂಟ್ ಹ್ಯಾಕ್ ಆಗುವುದು ಸುಲಭ. ಜಾಗೃತರಾಗಿರಿ, ಸುರಕ್ಷಿತರಾಗಿರಿ. ನಾವೀಗ ಸಾಮಾಜಿಕ ಜಾಲತಾಣದ ಸುರಕ್ಷತಾ ಕ್ರಮಗಳ ಬಗ್ಗೆ ತಿಳಿದುಕೊಳ್ಳೋಣ. ಮೊದಲನೆಯದಾಗಿ, ಸ್ಟ್ರಾಂಗ್ ಪಾಸ್ವರ್ಡ್ ಸ್ಟ್ರಾಟರ್ಜಿ. ಕನಿಷ್ಠ 12 ಅಕ್ಷರಗಳನ್ನು ಹೊಂದಿರಬೇಕು, ಅಂದರೆ ಅಪ್ಪರ್ ಕೇಸ್, ಲೋವರ್ ಕೇಸ್, ನಂಬರ್ಸ್, ಸಿಂಬಲ್ಸ್ ಇರಿಸಿ ಪಾಸ್ವರ್ಡ್ ಇಡುವುದು ಉತ್ತಮ. ಎಕ್ಸಾಂಪಲ್, ಕರ್ನಾಟಕ @2026 #safe.
1: ಟೂ ಫ್ಯಾಕ್ಟರ್ ಅಥೆಂಟಿಕೇಷನ್, 2FA ಪಾಸ್ವರ್ಡ್ ಜೊತೆಗೆ OTP ಅಥೆಂಟಿಕೇಟರ್ ಆ್ಯಪ್ ಹ್ಯಾಕ್ ಆಗೋ ಸಾಧ್ಯತೆ ಕಡಿಮೆಯಾಗುತ್ತದೆ. ಮೂರನೆಯದಾಗಿ, ಪ್ರೈವಸಿ ಸೆಟ್ಟಿಂಗ್ ಕಸ್ಟಮೈಸೇಷನ್. ಹೂ ಕ್ಯಾನ್ ಸಿ ಯುವರ್ ಪೋಸ್ಟ್, ಫ್ರೆಂಡ್ಸ್ ಓನ್ಲಿ, ಹೂ ಕ್ಯಾನ್ ಕಾಂಟ್ಯಾಕ್ಟ್ ಯು ಲಿಮಿಟ್. ಓವರ್ ಶೇರಿಂಗ್ ತಪ್ಪಿಸಲು ನಿಜವಾದ ವಿಳಾಸವನ್ನು ಹೇಳಬಾರದು, ನಮ್ಮ ಫೋನ್ ನಂಬರನ್ನು ಕೊಡಬಾರದು, ಬ್ಯಾಂಕ್ ಡೀಟೇಲ್ಸ್ ಅನ್ನು ನೀಡಬಾರದು, ಹಾಗೂ ಟ್ರಾವೆಲ್ ಪ್ಲಾನ್ ಅನ್ನು ತಿಳಿಸಬಾರದು.
0: ಹಾಗಾದರೆ ಫೇಕ್ ಪ್ರೊಫೈಲ್ಸ್ ಗುರುತಿಸುವುದು ಹೇಗೆ? ಪ್ರೊಫೈಲ್ ಫೋಟೋ ಕಾಪಿಡ್ ಆಗಿರಬಹುದು, ಫಾಲೋವರ್ಸ್ ಕಡಿಮೆ ಆಗಿರಬಹುದು, ಹಾಗೆ ಹೊಸ ಅಕೌಂಟ್ ಎಂದು ಕಾಣಿಸಬಹುದು. ಈ ರೀತಿಯಲ್ಲಿ ಕಂಡುಬಂದರೆ ಇದನ್ನು ಫೇಕ್ ಅಕೌಂಟ್ ಎಂದು ತಿಳಿಯಬಹುದು.
1: ಅನುಮಾನಾಸ್ಪದ ಲಿಂಕ್ಗಳಿಂದ ತಪ್ಪಿಸಿಕೊಳ್ಳುವುದು ಹೇಗೆ ಎಂದರೆ, ಶಾರ್ಟ್ ಲಿಂಕ್ ಜಾಗ್ರತೆ ವಹಿಸುವುದು, ಕ್ಲಿಕ್ ಮಾಡುವ ಮೊದಲೇ ಪರಿಶೀಲನೆ ನಡೆಸುವುದು ಉತ್ತಮ.
0: ಡಿವೈಸ್ ಸೆಕ್ಯೂರಿಟಿಯನ್ನು ಹೇಗೆ ಕಾಪಾಡಿಕೊಳ್ಳಬಹುದೆಂದರೆ, ಸ್ಕ್ರೀನ್ ಲಾಕ್ ಮತ್ತು ಆ್ಯಪ್ ಲಾಕ್ ಇಡುವುದರ ಮುಖಾಂತರ ಹಾಗೂ ಸಾಮಾಜಿಕ ಜಾಲತಾಣವನ್ನು ಬಳಸಿದ ನಂತರ ಲಾಗ್ಔಟ್ ಮಾಡುವುದರ ಮುಖಾಂತರ.
1: ರೆಗ್ಯುಲರ್ ಚೆಕ್ ಮಾಡುವುದು, ಲಾಗಿನ್ ಆಕ್ಟಿವಿಟಿ ಚೆಕ್ ಮಾಡುವುದು, ಅನ್ನೋನ್ ಡಿವೈಸ್ ಲಾಗ್ಔಟ್ ಮಾಡುವುದು, ರಿಕವರಿ ಅವೇರ್ನೆಸ್ ಬಗ್ಗೆ ತಿಳಿದುಕೊಳ್ಳುವುದು, ಅಕೌಂಟ್ ಹ್ಯಾಕ್ ಆದಲ್ಲಿ ಏನು ಮಾಡಬೇಕು, ಪಾಸ್ವರ್ಡ್ ಚೇಂಜ್ ಮಾಡುವುದು, ಇಮೇಲ್ ವೆರಿಫೈ ಮಾಡುವುದು, ಸೈಬರ್ ಕ್ರೈಮ್ಗೆ ರಿಪೋರ್ಟ್ ನೀಡುವುದು. ಹೆಚ್ಚಿನ ಮಾಹಿತಿಗಾಗಿ 1930 ಕರೆ ಮಾಡಿ cybercrime.gov.in ನಲ್ಲಿ ದೂರು ನೀಡುವುದು. ಸಾಮಾಜಿಕ ಜಾಲತಾಣಗಳು ನಮ್ಮ ಜೀವನವನ್ನ ಸುಲಭ ಮಾಡುತ್ತದೆ, ಆದರೆ ಸುರಕ್ಷತೆ ನಮ್ಮ ಕೈಲಿದೆ. ಜಾಗೃತರಾಗಿರಿ,
0: ಜವಾಬ್ದಾರಿಯಿಂದ ಬಳಸಿ
1: ನಿಮ್ಮ ಮಾಹಿತಿಯನ್ನು ಕಾಪಾಡಿಕೊಳ್ಳಿ.
0: ಸುರಕ್ಷಿತ ಬಳಕೆ ಸುಖಕರ ಬದುಕು ಅಂತ ಹೇಳುತ್ತಾ ಇವತ್ತಿನ ಕಾರ್ಯಕ್ರಮವನ್ನ ಮುಗಿಸುತ್ತಿದ್ದೇವೆ. ಈ ಕಾರ್ಯಕ್ರಮವು ಭಾರತ ಸರ್ಕಾರ ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಮಾಹಿತಿ ಭದ್ರತಾ ಶಿಕ್ಷಣದ ಕಾರ್ಯಕ್ರಮದಡಿಯಲ್ಲಿ ಪ್ರಸಾರವಾಗುತ್ತಿರುವ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸುತ್ತಿದ್ದೇವೆ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಷಯದ ಬಗ್ಗೆ ತಿಳಿದುಕೊಳ್ಳೋಣ. ಅಲ್ಲಿವರೆಗೂ ಕೇಳ್ತಾ ಇರಿ ಜನಧ್ವನಿ ಸಮುದಾಯ ರೇಡಿಯೋ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ಧನ್ಯವಾದಗಳು.

ಪ್ರಿಯ ಕೇಳುಗರೇ, ಇದುವರೆಗೂ ಸುಮಧುರ ಹಳೆಯ ಕನ್ನಡ ಚಲನಚಿತ್ರ ಗೀತೆಗಳನ್ನೊಳಗೊಂಡ ಗಾನಗಂಧರ್ವ ಕಾರ್ಯಕ್ರಮ ಪ್ರಸಾರವಾಯಿತು.

0: ಸಮಯ ಆನಂದಮಯ, ಏಕೆಂದ್ರೆ ನಮ್ಮ ಜನಧ್ವನಿ ಕೇಳುಗರ ಹುಟ್ಟುಹಬ್ಬದ ಶುಭಾಶಯವನ್ನು ತಿಳಿಸುವಂತಹ ಸಮಯ.
1: ಸಂತಸದ ಜನುಮ ದಿನ, ಆನಂದ ತುಂಬಲಿ ಸುದಿನ.
0: ಇಂದು ಎಚ್ಡಿಕೋಟೆ ತಾಲೂಕಿನ ಹೊಸಮಳ ಗ್ರಾಮದ ಪುಟಾಣಿ ಶಾಮಿಕರವರು ತಮ್ಮ 8 ವರ್ಷದ ಹುಟ್ಟುಹಬ್ಬದ ಸಂಭ್ರಮಾಚರಣೆಯಲ್ಲಿದ್ದಾರೆ. ಅವರಿಗೆ ಶುಭ ಕೋರುವ

ಅವರು, ತಂದೆ ಸ್ವಾಮಿರವರು, ತಾಯಿ ಸುಮಾರವರು ಹಾಗೂ ತಾತ ಅಜ್ಜಿಯಾದ ಮುನಿಯಪ್ಪ, ಗೀತಾ ಹಾಗೂ ಪುಟ್ಟಮ್ಮರವರು, ಅತ್ತೆಯಾದ ಸುಮಾರವರು, ಮಾವ ಕಾರ್ತಿಕರವರು ಹಾಗೂ ಪುಟಾಣಿಗಳಾದ ಮನ್ವಿಕಾ, ಜೀವನ್ ಹಾಗೂ ಕುಟುಂಬ ವರ್ಗದವರು.

ಎಲ್ಲರಿಗೆ ಆ ದೇವರು ಸುಖ ಶಾಂತಿ ಆಯಸ್ಸು ಆರೋಗ್ಯ ನೆಮ್ಮದಿಯನ್ನು ಕರುಣಿಸಲಿ ಎಂದು ಆ ದೇವರಲ್ಲಿ ಪ್ರಾರ್ಥಿಸುತ್ತಾ ಅವರಿಗಾಗಿ ಸಮುದ್ರ ಗೀತೆಯನ್ನು ಪ್ರಸ್ತುತಪಡಿಸಿ.

ಪ್ರೀತಿಯ ಜನಪನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ರೇಡಿಯೋ ಗೆಳತಿ ಪ್ರೀತಿ. ಕೇಳುಗರೆ ಬೆಲೆ ಬೆಲೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರೆ, ಇದು ನಿನ್ನೆಯ ಮಾರುಕಟ್ಟೆ ಬೆಲೆ. ಬೀನೀಸ್ 30 ರೂಪಾಯಿ, ಪೆನ್ಸಿಲ್ ಬೀನೀಸ್ 50 ರೂಪಾಯಿ, ಮೆಣಸಿನಕಾಯಿ 20 ರೂಪಾಯಿ, ಸೌತೆಕಾಯಿ 22 ರೂಪಾಯಿ, ಎಂಸಿ 6 ರೂಪಾಯಿ, ಸುನಾಮಿ 80 ರೂಪಾಯಿ, ಎಳಪನ 6 ರೂಪಾಯಿ, ಗುಂಡು ಬದನೆಕಾಯಿ 18 ರೂಪಾಯಿ, ಕುಂಬಳಕಾಯಿ 6 ರೂಪಾಯಿ, ಹೀರೆಕಾಯಿ 28 ರೂಪಾಯಿ, ಪಡವಲಕಾಯಿ 16 ರೂಪಾಯಿ, ತೊಂಡೆಕಾಯಿ 35 ರೂಪಾಯಿ, ಹಾಗಲಕಾಯಿ 35 ರೂಪಾಯಿ, ಕಾಲಿಫ್ಲವರ್ 20 ರೂಪಾಯಿ, ಪೈರ್ 30 ರೂಪಾಯಿ, ದಪ್ಪ ಮೆಣಸಿನಕಾಯಿ 72 ರೂಪಾಯಿ, ಸೋರೆಕಾಯಿ 10 ರೂಪಾಯಿ, ಬದನೆಕಾಯಿ 18 ರೂಪಾಯಿ, ಕೋಸು 90 ರೂಪಾಯಿ, ಸೀಮೆ ಬದನೆಕಾಯಿ 22 ರೂಪಾಯಿ, ಬೆಂಡೆಕಾಯಿ 14 ರೂಪಾಯಿ, ಟೊಮೊಟೊ 15 ರೂಪಾಯಿ. ಕೇಳುಗರೆ, ಕೇಳಿದರಲ್ಲ ಕೃಷಿ ಉತ್ಪನ್ನ ಹಾಗೂ ತರಕಾರಿ ಮಾರುಕಟ್ಟೆ ಬೆಲೆಯನ್ನ. ಇಲ್ಲಿಗೆ ಬೆಳೆ ಬೆಲೆ ಕಾರ್ಯಕ್ರಮವನ್ನ ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಬೆಳೆ ಬೆಲೆ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೂ ಕೇಳ್ತಾರೆ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಜನಧ್ವನಿ. ನಮಸ್ಕಾರ.

ಸಾರ್ವಜನಿಕರಿಗೊಂದು ಪ್ರಕಟಣೆ. ದಿನಾಂಕ 18/7/2026 ಶನಿವಾರದಂದು ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯಲ್ಲಿ ಲಭ್ಯವಿರುವ ವೈದ್ಯರುಗಳ ವಿವರ ಹೀಗಿದೆ. ಡಾಕ್ಟರ್ ನರೇಂದ್ರ ರಾಮಕೃಷ್ಣರವರು ಕಣ್ಣಿನ ತಪಾಸಣಾ ತಜ್ಞರು, ಡಾಕ್ಟರ್ ನಾಗೇಶ್ ಅವರು ಸಾಮಾನ್ಯ ರೋಗ ತಜ್ಞರು, ಡಾಕ್ಟರ್ ನಿಸರ್ಗರವರು ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞರು, ಡಾಕ್ಟರ್ ಸುಷ್ಮಾರವರು ಮಕ್ಕಳ ತಜ್ಞರು, ಡಾಕ್ಟರ್ ವೈಷ್ಣವಿರವರು ಆಯುರ್ವೇದ ತಜ್ಞರು, ಡಾಕ್ಟರ್ ವಿದ್ಯಾಶೀರವರು ದಂತ ಚಿಕಿತ್ಸೆ ತಜ್ಞರು, ಡಾಕ್ಟರ್ ಅಯ್ಯನರಾಜ್ರವರು ಫಿಜಿಯೋಥೆರಪಿಸ್ಟ್ ಅವರು, ಡಾಕ್ಟರ್ ರಾಜುರವರು ವಾಕ್ ಭಾಷಾ ಶ್ರವಣ ತಜ್ಞರು. ಈ ಎಲ್ಲ ವೈದ್ಯರ ಸೌಲಭ್ಯ ಲಭ್ಯವಿರುತ್ತದೆ ಹಾಗೂ ದಿನದಲ್ಲಿ 24 ಗಂಟೆಗಳ ತುರ್ತು ಚಿಕಿತ್ಸೆ ಸೌಲಭ್ಯ ಲಭ್ಯವಿರುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಹಂಚಿಪುರ ರಸ್ತೆ, ಸರಗೂರು. ದೂರವಾಣಿ ಸಂಖ್ಯೆ 9686663318. ಮತ್ತೊಮ್ಮೆ ದೂರವಾಣಿ ಸಂಖ್ಯೆ 9686663318. ಧನ್ಯವಾದಗಳು.

0: ರೀ, ಕೆಲಸದಿಂದ ಬರ್ಬೇಕಾದ್ರೆ ಸಂತೆಲಿ ತರಕಾರಿ ತಗೊಂಡ್ ಬನ್ನಿ.
1: ಹ್ಞೂ ಕಣೆ, ಆಯ್ತು ತರ್ತೇನೆ.
0: ಹೂ ಅನ್ಕೊಂಡು ಹಾಗೆ ಹೋಗ್ತಾ ಇದ್ದೀರಾ?
1: ಮತ್ತಿನ್ನೇನ್ ಮಾಡ್ಲೆ?
0: ಬ್ಯಾಗ್ ಕೊಡ್ತೀನಿ ಇರಿ.
1: ಬ್ಯಾಗ್ ಒಂದ್ಸರಿ ಯಾಕೆ ಬಿಡು, ಅಲ್ಲೇ ಪ್ಲಾಸ್ಟಿಕ್ ಕವರ್ ಕೊಡ್ತಾರೆ.
0: ಅಲ್ರಿ, ನಾವು ನಿನ್ನೆ ತಾನೆ ಪರಿಸರ ದಿನಾಚರಣೆ ಕಾರ್ಯಕ್ರಮಕ್ಕೆ ಹೋಗಿದ್ವಿ ತಾನೆ?
1: ಹಾ ಹೋಗಿದ್ವು.
0: ಅಲ್ಲಿ ಪ್ಲಾಸ್ಟಿಕ್ ಬಳಕೆಯಿಂದ ಎಷ್ಟು ತೊಂದರೆ ಆಗುತ್ತೆ ಅಂತ ಹೇಳಿದ್ರಲ್ವಾ?
1: ಹಾ ಹೇಳಿದ್ರು.
0: ಮತ್ತೆ ಅದೇ ತಪ್ಪು ಮಾಡಿದ್ರೆ ಹೆಂಗೆ?
1: ಹೌದು ಕಣೆ, ಕ್ಷಮಿಸ್ಬಿಡು, ಎಲ್ಲ ಅಭ್ಯಾಸ ಬಲ.
0: ಹೌದೌದು, ಎಲ್ಲ ಅಭ್ಯಾಸ ಬಲನೇ. ಇವತ್ತಿಂದಲಾದ್ರೂ ಮನೆಯಿಂದ ಬಟ್ಟೆ ಬ್ಯಾಗ್ ತಗೊಂಡು ಹೋಗೋದ್ನ ಅಭ್ಯಾಸ ಮಾಡ್ಕೊಳ್ಳಿ.
1: ಸರಿ ಕಣೆ, ಆಯ್ತು. ಇವತ್ತಿಂದ ಎಲ್ಲರೂ ಬಟ್ಟೆ ಬ್ಯಾಗ್ ಅನ್ನೇ ಬಳಸೋಣ.
2: ಪ್ಲಾಸ್ಟಿಕ್ ಒಂದು ಕೊಳೆಯದೇ ಇರುವಂತಹ ವಸ್ತು. ಇದು ನಮ್ಮ ದೇಹ ಸೇರಿದ್ರೆ ಕ್ಯಾನ್ಸರ್ನಂತಹ ಕಾಯಿಲೆಗಳು ಬರುತ್ತೆ. ಆಹಾರ ತ್ಯಾಜ್ಯದಲ್ಲಿ ಪ್ಲಾಸ್ಟಿಕ್ ಇದ್ರೆ ಪ್ರಾಣಿ ಪಕ್ಷಿಗಳು ಇದನ್ನು ತಿನ್ನುವ ಸಾಧ್ಯತೆ ಇರುತ್ತೆ. ಆದ್ರಿಂದ ಪ್ಲಾಸ್ಟಿಕ್ ಅನ್ನು ನಿಷೇಧಿಸೋಣ. ಪರಿಸರ ಸ್ನೇಹಿ ಬಟ್ಟೆ ಬ್ಯಾಗ್, ಪೇಪರ್ ಬ್ಯಾಗ್ಗಳನ್ನು ಬಳಸೋಣ. ಇದು ಸಾರ್ವಜನಿಕ ಹಿತಾಸಕ್ತಿಗಾಗಿ ಜನಧ್ವನಿಯ ಕಳಕಳಿ.

0: ಇದು ನಮ್ಮೆಲ್ಲರ ಭಾವನೆಗಳಿಗೆ ಸ್ಪಂದಿಸುವ ಭಾವಸಿಂಚನ ಕಾರ್ಯಕ್ರಮ.
1: ನಮ್ಮ ನಿಲಯದಿಂದ ಇನ್ನು ಮುಂದೆ ಸುಮಧುರ ಭಾವಗೀತೆಗಳನ್ನೊಳಗೊಂಡ ಭಾವಸಿಂಚನ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಸುಮಧುರ ಭಾವಗೀತೆಗಳನ್ನು ಕೇಳಿ ಬರೋಣ.
0: ಇದು ನಮ್ಮೆಲ್ಲರ

0: ಪ್ರಿಯ ಕೇಳುಗರೇ, ಇದುವರೆಗೂ ಸುಮಧುರ ಭಾವಗೀತೆಗಳನ್ನೊಳಗೊಂಡ ಭಾವಸಿಂಚನ ಕಾರ್ಯಕ್ರಮವನ್ನು ಕೇಳಿದಿರಿ. ಇದು ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ 90.8 ಕಂಪನಾಂಕದಲ್ಲಿ ಸರಕೂರಿನಿಂದ ಪ್ರಸಾರವಾಗುತ್ತಿದೆ.
1: ಹಾಡು ಹಸೆ, ನಮ್ಮೂರ ಮಣ್ಣಿನ ಪರಿಮಳದ ನಮ್ಮವರೇ ಹಾಡಿರುವ ಕಾರ್ಯಕ್ರಮ ಹಾಡು ಹಸೆ.
0: ನಮ್ಮ ಜನಧ್ವನಿಯಿಂದ ಇನ್ನು ಮುಂದೆ ಹಾಡು ಹಸೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಕೇಳಿ ಬರೋಣ.

ಪ್ರಿಯ ಕೇಳುಗರೆ, ಇದುವರೆಗೂ ಹಾಡು ಹಸೆ ಕಾರ್ಯಕ್ರಮ ಪ್ರಸಾರವಾಯಿತು.

0: ಮನೆ ಸಮಯ ಆನಂದಮಯ, ಏಕೆಂದ್ರೆ ನಮ್ಮ ಜನಧ್ವನಿ ಕೇಳುಗರ ಹುಟ್ಟುಹಬ್ಬದ ಶುಭಾಶಯವನ್ನು ತಿಳಿಸುವಂತಹ ಸಮಯ.
1: ಸಂತಸದ ಜನುಮದಿನ, ಆನಂದ ತುಂಬಲಿ ಸುದಿನ.
0: ಇಂದು ಎಚ್ ಡಿ ಕೋಟೆ ತಾಲೂಕಿನ ಹೊಸಮಳ ಗ್ರಾಮದ ಪುಟಾಣಿ ಶಾನ್ವಿಕರವರು ತಮ್ಮ 8 ವರ್ಷದ ಹುಟ್ಟುಹಬ್ಬದ ಸಂಭ್ರಮಾಚರಣೆಯಲ್ಲಿದ್ದಾರೆ. ಅವರಿಗೆ ಶುಭ ಕೋರುವವರು ತಂದೆ ಸ್ವಾಮಿರವರು, ತಾಯಿ ಸುಮಾರವರು ಹಾಗೂ ತಾತ ಅಜ್ಜಿಯಾದ ಮುನಿಯಪ್ಪ, ಗೀತಾ ಹಾಗೂ ಪುಟ್ಟಮ್ಮರವರು, ಅತ್ತೆಯಾದ ಸುಮಾರವರು, ಮಾವ ಕಾರ್ತಿಕರವರು ಹಾಗೂ ಪುಟಾಣಿಗಳಾದ ಮನ್ವಿಕಾ ಜೀವನ್ ಹಾಗೂ ಕುಟುಂಬ ವರ್ಗ.

ದೇವರು ಸುಖ ಶಾಂತಿ ಆಯಸ್ಸು ಆರೋಗ್ಯ ನೆಮ್ಮದಿಯನ್ನು ಕರುಣಿಸಲಿ ಎಂದು ಆ ದೇವರಲ್ಲಿ ಪ್ರಾರ್ಥಿಸುತ್ತಾ ಅವರಿಗಾಗಿ ಸುಮಧುರ ಗೀತೆಯನ್ನು ಪ್ರಸ್ತುತಪಡಿಸಲಿದ್ದೇವೆ.

ಪ್ರೀತಿಯ ಜನತ್ಮನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ರೇಡಿಯೋ ಗೆಳತಿ ಪ್ರೀತಿ. ಕೇಳುಗರೆ ಬೆಳೆ ಬೆಲೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರೆ, ಇದು ನಿನ್ನೆಯ ಮಾರುಕಟ್ಟೆ ಬೆಲೆ. ಬೀನೀಸ್ 30 ರೂಪಾಯಿ, ಪೆನ್ಸಿಲ್ ಬೀನೀಸ್ 50 ರೂಪಾಯಿ, ಮೆಣಸಿನಕಾಯಿ 20 ರೂಪಾಯಿ, ಸೌತೆಕಾಯಿ 22 ರೂಪಾಯಿ, ಎಂಸಿ 6 ರೂಪಾಯಿ, ಸುನಾಮಿ 80 ರೂಪಾಯಿ, ಎಳಪನ 6 ರೂಪಾಯಿ, ಗುಂಡು ಬದನೆಕಾಯಿ 18 ರೂಪಾಯಿ, ಕುಂಬಳಕಾಯಿ 6 ರೂಪಾಯಿ, ಹೀರೆಕಾಯಿ 28 ರೂಪಾಯಿ, ಪಡವಲಕಾಯಿ 16 ರೂಪಾಯಿ, ತೊಂಡೆಕಾಯಿ 35 ರೂಪಾಯಿ, ಹಾಗಲಕಾಯಿ 35 ರೂಪಾಯಿ, ಕಾಲಿಫ್ಲವರ್ 20 ರೂಪಾಯಿ, ಪೈರ್ 30 ರೂಪಾಯಿ, ದಪ್ಪ ಮೆಣಸಿನಕಾಯಿ 72 ರೂಪಾಯಿ, ಸೋರೆಕಾಯಿ 10 ರೂಪಾಯಿ, ಬದನೆಕಾಯಿ 18 ರೂಪಾಯಿ, ಕೋಸು 90 ರೂಪಾಯಿ, ಸೀಮೆ ಬದನೆಕಾಯಿ 22 ರೂಪಾಯಿ, ಬೆಂಡೆಕಾಯಿ 14 ರೂಪಾಯಿ, ಟೊಮೊಟೊ 15 ರೂಪಾಯಿ. ಕೇಳುಗರೆ ಕೇಳಿದಿರಲ್ಲ, ಕೃಷಿ ಉತ್ಪನ್ನ ಹಾಗೂ ತರಕಾರಿ ಮಾರುಕಟ್ಟೆ ಬೆಲೆಯನ್ನ ಇಲ್ಲಿಗೆ ಬೆಳೆ ಬೆಲೆ ಕಾರ್ಯಕ್ರಮವನ್ನ ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಬೆಳೆ ಬೆಲೆ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೂ ಕೇಳ್ತಾರೆ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಜನಧ್ವನಿ. ನಮಸ್ಕಾರ.

ಸಾರ್ವಜನಿಕರಿಗೊಂದು ಪ್ರಕಟಣೆ. ದಿನಾಂಕ 18/7/2026 ಶನಿವಾರದಂದು ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯಲ್ಲಿ ಲಭ್ಯವಿರುವ ವೈದ್ಯರುಗಳ ವಿವರ ಹೀಗಿದೆ. ಡಾಕ್ಟರ್ ನರೇಂದ್ರ ರಾಮಕೃಷ್ಣರವರು ಕಣ್ಣಿನ ತಪಾಸಣಾ ತಜ್ಞರು. ಡಾಕ್ಟರ್ ನಾಗೇಶ್ ಅವರು ಸಾಮಾನ್ಯ ರೋಗ ತಜ್ಞರು. ಡಾಕ್ಟರ್ ನಿಸರ್ಗರವರು ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞರು. ಡಾಕ್ಟರ್ ಸುಷ್ಮಾರವರು ಮಕ್ಕಳ ತಜ್ಞರು. ಡಾಕ್ಟರ್ ವೈಷ್ಣವಿರವರು ಆಯುರ್ವೇದ ತಜ್ಞರು. ಡಾಕ್ಟರ್ ವಿದ್ಯಾಶೀರವರು ದಂತ ಚಿಕಿತ್ಸಾ ತಜ್ಞರು. ಡಾಕ್ಟರ್ ಅಯ್ಯನರಾಜ್ರವರು ಫಿಜಿಯೋಥೆರಪಿಸ್ಟ್ ಅವರು. ಡಾಕ್ಟರ್ ರಾಜುರವರು ವಾಕ್ ಭಾಷಾ ಶ್ರವಣ ತಜ್ಞರು. ಈ ಎಲ್ಲ ವೈದ್ಯರ ಸೌಲಭ್ಯ ಲಭ್ಯವಿರುತ್ತದೆ ಹಾಗೂ ದಿನದಲ್ಲಿ 24 ಗಂಟೆಗಳ ತುರ್ತು ಚಿಕಿತ್ಸೆ ಸೌಲಭ್ಯ ಲಭ್ಯವಿರುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಹಂಚಿಪುರ ರಸ್ತೆ, ಸರಗೂರು. ದೂರವಾಣಿ ಸಂಖ್ಯೆ 9686663318. ಮತ್ತೊಮ್ಮೆ ದೂರವಾಣಿ ಸಂಖ್ಯೆ 9686663318. ಧನ್ಯವಾದಗಳು.

0: ನಮ್ಮ ನಿಲಯದಿಂದ ಇನ್ನು ಮುಂದೆ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಕಾರ್ಯಕ್ರಮದಲ್ಲಿ ಸಂಚಿಕೆ 78 ಕುರಿತು ಸ್ವಾಮಿ ವಿವೇಕಾನಂದ ಯೂತ್ ಮೂಮೆಂಟ್ನ ಸಲಹೆಗಾರರು ಹಾಗೂ ವಿವೇಕಾನಂದ ಸ್ಮಾರಕ ಆಸ್ಪತ್ರೆ ಕೀಲು ಮತ್ತು ಮೂಳೆ ರೋಗ ಶಸ್ತ್ರಚಿಕಿತ್ಸಾ ತಜ್ಞರಾದ ಡಾಕ್ಟರ್ MR ಸೀತಾರಾಮ್ ರವರು ನಡೆಸಿಕೊಳ್ಳುವ ಕಾರ್ಯಕ್ರಮ ಬಿತ್ತರಗೊಳ್ಳಲಿದೆ. ಬನ್ನಿ ಆಲಿಸಿ ಬರೋಣ.
1: ದಿನನಿತ್ಯದ

0: ಬದುಕಿನ ಸಮಸ್ಯೆ ಸಂದೇಹಗಳಿಗೆ
1: ಲೌಕಿಕ ಹಾಗೂ ಪಾರಮಾರ್ಥಿಕ ಸ್ತರಗಳಲ್ಲಿ ಉತ್ತರವನ್ನು ಕಂಡುಕೊಂಡು
0: ಅರ್ಥಪೂರ್ಣ ಸಾರ್ಥಕ ಜೀವನ ನಡೆಸಲು ನಮಗೆ ಇರುವ ಒಂದು ದಾರಿದೀಪ
1: ಡಿವಿಜಿಯವರ ಮಂಕುತಿಮ್ಮನ ಕಗ್ಗ.
0: ಕನ್ನಡದ ಭಗವದ್ಗೀತೆ ಎಂದು ಪ್ರಸಿದ್ಧವಾದ ಈ ಜ್ಞಾನ ಭಂಡಾರದ ಅನಾವರಣವೇ
1: ನಿತ್ಯದ ಬದುಕಿಗೆ ಕಗ್ಗದ ಬೆಳಕು.
0: ತಪ್ಪದೇ ಕೇಳಿ ಪ್ರತಿದಿನ ಬೆಳಗ್ಗೆ 7:15 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ.
2: ಆತ್ಮೀಯ ಶ್ರೋತೃಗಳಿಗೆ ನಮಸ್ಕಾರ, ಸುಪ್ರಭಾತ. ಡಿವಿಜಿರವರ ಮಂಕುತಿಮ್ಮನ ಕಗ್ಗದ ಅಧ್ಯಯನ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಈ ಕಾರ್ಯಕ್ರಮವನ್ನು ಇವತ್ತು ಮುಂದುವರಿಸೋಣ. ಎತ್ತಣಿನೋ ದೃಕ್ಪರಿಧಿಯ
3: ಆಚೆಯಿಂದಲ್ ಅನಂತ
2: ಸತ್ವ ತೆರೆ ತೆರೆಯಾಗಿ
3: ಬೀಸಿ ಗೂಢದಲ್ಲಿ
2: ಬಿತ್ತರಿಸುತ್ತಿಹುದು ಹೊಸತನವನ್ ಎಡೆಬಿಡದೆ
3: ನಿತ್ಯ ನಿತ್ಯವು ಜಗದಿ ಮಂಕುತಿಮ್ಮ.
2: ಪ್ರಪಂಚ ಅಥವಾ ವಿಶ್ವ ಸೃಷ್ಟಿ ನಮಗೆ ಹೇಗೆ ಕಾಣಿಸ್ಕೊಳ್ತಾ ಇದೆ ಅನ್ನೋದನ್ನು ಈಗ ನೋಡ್ತಾ ಬರ್ತಾ ಇದ್ದೀವಿ. ಮೊದಲು ಯಾವಾಗ ಅನ್ನೋದನ್ನು ನೋಡಿದ್ವಿ, ಆಮೇಲೆ ಏನು ಮೊದಲು ಬಂತು, ಯಾವಾಗ ಮೊದಲು ಬಂತು, ಏನು ಮೊದಲು ಬಂತು ಅನ್ನೋದನ್ನು ನಾವು ನೋಡಿದ್ವಿ. ಈಗ ಮೊದಲು ಬಂದಂಥ ವಸ್ತು ದಿನ ಕಳೆದಂತೆ ನಮಗೆ ತಿಳಿದಂತೆ ಹಳೇದಾಗುತ್ತೆ. ಸೊ ಹಾಗಾದರೆ ಸೃಷ್ಟಿಯಲ್ಲಿ ಆ ಥರದ ಹಳೆತನ ಬಂದುಬಿಟ್ಟಿದೆಯಾ? ಹಳೇದಾಯಿತು ಅಂದರೆ ಹಳಸ್ತು ಅಂತ ನಾವು ಅಂದ್ಕೋತೀವಿ. ಸೊ ಹಾಗೆ ಸೃಷ್ಟಿಯಲ್ಲಿ ಏನಾದರೂ ವಯಸ್ಸಾಗ್ತಾ ಆಗ್ತಾ ದಿನ ಕಳೀತಾ ಕಳೀತಾ ಕೆಟ್ಟು ಹೋಗುವಂಥದ್ದು ಇರುತ್ತಾ ಅಂತ ಪ್ರಶ್ನೆ ಬರುತ್ತೆ. ಸೊ ನಮಗೆ ಚಿರಯೌವನ ಬೇಕು ಎಲ್ರಿಗೂ. ನಾವು ಯಾವಾಗಲೂ ಚಿಕ್ಕವರಾಗೇ ಇರಬೇಕು. ಚಿಕ್ಕವರು ಅಂದರೆ ಏನು, ಭಾಳ ಮಕ್ಕಳ ಥರ ಅಲ್ಲ, ಆದರೆ ಯೌವನದಲ್ಲಿ ಎಲ್ಲವನ್ನು ಅನುಭವಿಸಿ ಎಲ್ಲವನ್ನು ಸಂತೋಷವಾಗಿ ಸುಖವಾಗಿ ಜೀರ್ಣಿಸ್ಕೊಂಡು ಸುಖವಾಗಿ ಅನುಭವಿಸುವಂಥ ಸ್ಥಿತಿಯೇ ನಮ್ಗೆ ಮುಂದುವರಿಬೇಕು, ನಮ್ಗೆ ಅದೇ ಥರ ಇರಬೇಕು ಅಂತ ನಾವು ಅಂದ್ಕೊಂಡಿರ್ತೀವಿ. ದಿನ ಕಳೀತಾ ಕಳೀತಾ ಆ ತಾಕತ್ತೆಲ್ಲ ಹೋಗುತ್ತೆ, ಕೂದಲು ಬೆಳಗಾಯಿತು, ಹಲ್ಲು ಉದುರೋಯ್ತು, ವಯಸ್ಸಾಗೋಯ್ತು ಅಂತ ನಾವು ಬೇಸರ ಪಟ್ಕೊಳ್ತೀವಿ. ಹಾಗೆ ಸೃಷ್ಟಿಯಲ್ಲಿ ವಯಸ್ಸಾಗೋಗುವಂಥ ಪರಿಸ್ಥಿತಿ ಬರುತ್ತಾ ಅನ್ನುವಂಥ ಪ್ರಶ್ನೆ ಬರುತ್ತೆ. ನಾವು ಕಳೆದ ಸಂದರ್ಭದಲ್ಲಿ ನೋಡಿದ್ವಿ ಸೃಷ್ಟಿಯ ಕಾಲಗಣನೆ ಹೇಗೆಲ್ಲ ಇದೆ ಅಂತ. ನಾವು ಅಂದ್ಕೊಳ್ಳೋವಂಥ ವರ್ಷಗಳು, ನಾವು ಅಂದ್ಕೊಳ್ಳೋವಂಥ ಶತಮಾನಗಳು, ಸಹಸ್ರಮಾನಗಳು ಅದಕ್ಕೆ ಲೆಕ್ಕವೇ ಇಲ್ಲ. ಆದರೂ ಕೂಡ ಪ್ರಪಂಚದಲ್ಲಿ ನಾವು ನೋಡೋವಂಥ ಇನ್ನೊಂದು ವಿಸ್ಮಯ ಅಂತಂದರೆ ಇದು ಚಿರ ಪುರಾತನವಾದರೂ ಕೂಡ ನಿತ್ಯ ನೂತನ. ಇದು ಒಂದು ರೀತಿಯಲ್ಲಿ ದ್ವಂದ್ವ ಇದೆ ಅಂತಲೂ ಹೇಳ್ತಾ ಇದ್ದೀವಿ, ಇಲ್ಲ ಅಂತಲೂ ಹೇಳ್ತಾ ಇದ್ದೀವಿ. ಅದು ಹೇಗೆ, ಈ ಪ್ರಶ್ನೆ ಇಲ್ಲಿ ನಮಗೆಲ್ರಿಗೂ ಕಾಡ್ತಾ ಇರುತ್ತೆ. ಅದನ್ನು ಡಿ ವಿ ಜಿ ಅವರು ಇಲ್ಲಿ ನಮಗೆ ಒಂದು ರೀತಿಯಲ್ಲಿ ತೋರಿಸ್ಕೊಡ್ತಾರೆ. ಅನಂತ ಅನ್ನೋದರ ಪರಿಕಲ್ಪನೆಯನ್ನು ಡಿ ವಿ ಜಿ ಅವರು ಹಿಂದಿನ ಮುಕ್ತಕಗಳಲ್ಲಿ ಮಾಡಿದರು. ಬಯಲಿನ ಆಚೆ ಒಂದು ಅನಂತ ಇದೆ, ಮನಸ್ಸಿನ ಒಳಗಡೆ ಒಂದು ಅನಂತ ಇದೆ ಅಂತ ಹೇಳ್ತಾ ಆ ಅನಂತ ಹೊರಗಡೆ ಇರೋ ಅನಂತಕ್ಕೂ ಒಳಗಡೆ ಇರೋ ಅನಂತಕ್ಕೂ ಒಂದು ಸಂಬಂಧ ಇದೆ ಅನ್ನೋದನ್ನು ನಮಗೆ ತಿಳಿಸ್ಕೊಟ್ಟಿದ್ರು. ಹಾಗೆ ಅಂತಹ ಅನಂತ ಯಾವ ಒಂದು ಯಾವುದರ ಒಂದು ಎಲ್ಲೆಗಳು ನಮಗೆ ಕಾಣಿಸೋದೇ ಇಲ್ಲವೋ ಅಂತಹ ಅನಂತದಿಂದ ಶಕ್ತಿಯ ಅಲೆಗಳು ಬಂದು ಪಸರಿಸ್ತಾ ಇವೆಯಂತೆ. ಸೊ ಹೀಗೆ ದೃಕ್ ಪರಿಧಿ, ದೃಕ್ ಅಂದರೆ ನೋಡುವಂಥದ್ದು, ನಮ್ಮ ಕಣ್ಣಿಗೆ ಕಾಣಿಸಲಾರದಂತಹ ದೂರದಿಂದ ಅಥವಾ ಸೂಕ್ಷ್ಮವಾದಂತಹ ಅಲೆಗಳು ಶಕ್ತಿಯನ್ನು ತೆಕ್ಕೊಳ್ತಾ ಹೊಸತನವನ್ನು ತೆಕ್ಕೊಳ್ತಾ ಬರ್ತಾ ಇವೆ. ಇಲ್ಲಿ ದೃಕ್ ಅನ್ನುವಂಥದ್ದು ಬರೀ ದೃಷ್ಟಿ ಅಂತ ಮಾತ್ರವೇ ಅಲ್ಲ, ಅದು ಎಲ್ಲ ರೀತಿಯ ಸಂವೇದನೆಗಳು, ಎಲ್ಲ ರೀತಿಯ ಇಂದ್ರಿಯ ಗೋಚರವಾದಂತಹ ನಮ್ಮ ಸೆನ್ಸ್ ಆರ್ಗನ್ಸ್ ಅಂತ ನಾವೇನು ಹೇಳ್ತೀವಿ ಅದನ್ನೆಲ್ಲ ನಾವು ತಗೊಳ್ಳೋದು. ಕಿವಿಗೆ ಕೇಳಿಸಲ್ಲ, ಕಣ್ಣಿಗೆ ಕಾಣಿಸಲ್ಲ ಇತ್ಯಾದಿ. ಸೊ ಹಾಗೆ ನಮ್ಮ ಕಣ್ಣಿಗೆ ಕಿವಿಗಳಿಗೆ ಗೋಚರವಾಗದಂತಹ ಒಂದು ಮೂಲದಿಂದ, ಅನಂತವಾದಂತಹ ಮೂಲದಿಂದ ಅಲೆಗಳು ಬರ್ತಾ ಇವೆ. ಆ ಅಲೆಗಳು ಯಾಕೆ ಬರ್ತಾ ಇವೆ ಅಂದರೆ ಈಗಷ್ಟೇ ನಾವು ನೋಡಿದ್ವಿ ಪ್ರಪಂಚನ ಆಕುಂಚನ, ಎಕ್ಸ್ಪ್ಯಾನ್ಷನ್ ಕಂಟ್ರಾಕ್ಷನ್. ಸೊ ಹೀಗೆ ದೊಡ್ಡದಾಗತ್ತೆ ಚಿಕ್ಕದಾಗತ್ತೆ ಅಂತ ಇರುವಾಗ ಅಲೆಗಳು ಬರ್ತಾ ಇರ್ತವೆ. ಸೊ ಅಲೆಗಳು ಬರ್ತಾ ಇವೆ, ಆ ಅಲೆಗಳು ಏನನ್ನ ತಗೊಂಬರ್ತಾ ಇವೆ ಅಂದರೆ ಸತ್ವವನ್ನು ತಗೊಂಬರ್ತಾ ಇವೆ. ಸತ್ವ, ಆ ಸತ್ವ ಏನನ್ನು ನಮಗೆ ಕೊಡ್ತಾ ಇದೆ, ಏನನ್ನು ಬಿತ್ತರಿಸ್ತಾ ಇದೆ ಅಂತಂದರೆ ಹೊಸ

0: ಹೊಸತನವನ್ನು ನಮಗೆ ತಂದುಕೊಡ್ತಾ ಇದೆಯಂತೆ. ನಾವು ಕುವೆಂಪು ಅವರ ಪ್ರಸಿದ್ಧವಾದಂಥ ಒಂದು ಹಾಡನ್ನು, ಸಿನಿಮಾದಲ್ಲಿ ಅಳವಡಿಸಿದಂಥ ಒಂದು ಹಾಡನ್ನು ಕೇಳಿರ್ತೀವಿ, ತೆರೆದಿದೆ ಮನೆ ಓ ಬಾ ಅತಿಥಿ. ಇಲ್ಲಿ ಎಷ್ಟೋ ದಿನ ನನಗೂ ಒಂದು ಸಂಶಯ ಇತ್ತು, ಅತಿಥಿನ ಕರೀತಾ ಇದ್ದಾರಲ್ಲ ಅದು ಯಾರಪ್ಪ ಅತಿಥಿ ಅಂತ. ಅಲ್ಲಿ ಅತಿಥಿ ಅನ್ನೋದು ಈ ಹೊಸತನ, ಅಲ್ಲಿ ಹೇಳ್ತಾರೆ ಹೊಸ ಬೆಳಕಿನ ಹೊಸ ಗಾಳಿಯ ಹೊಸ ಬಾಳನ್ನು ತಾ ಅತಿಥಿ. ಸೊ ಆ ಹೊಸತನ ನಮಗೆಲ್ಲರಿಗೂ ಬೇಕು, ಎಲ್ರಿಗೂ ಬೇಕು. ಮತ್ತು ಪ್ರಪಂಚದಲ್ಲಿ ಆ ಹೊಸತನದ ಅಲೆಗಳು ನಿರಂತರವಾಗಿ ಬರ್ತಾನೇ ಇರುತ್ತಂತೆ, ಎಡೆ ಬಿಡದೆ ಬರ್ತಾನೇ ಇರುತ್ತೆ, ಹೊಸದು ಆಗ್ತಾನೇ ಇರುತ್ತೆ, ಹಳೆಯದ್ರ ಮೇಲೆ ಹೊಸದು ಆಟೋಮ್ಯಾಟಿಕ್ಕಾಗಿ ಕೂತ್ಕೊಳ್ತಾ ಬರುತ್ತೆ. ಸೊ ಹಾಗಾಗಿ ಯಾವುದು ಚಿರಪುರಾತನವಾಗಿತ್ತೋ ಅದು ನಾಳೆಗೆ ನಿತ್ಯ ನೂತನವಾಗುತ್ತೆ. ನಾವು ಯಾವುದು ನಾಳೆಗೆ ವಯಸ್ಸಾಗ್ಬಿಡುತ್ತಪ್ಪ ಅಂತ ಅನ್ಕೋತೀವೋ ನಾಳೆ ಆಗೋ ಹೊತ್ತಿಗೆ ಏನೋ ಹೊಸದಲ್ಲಿ ಬಂದುಬಿಟ್ಟಿರುತ್ತೆ. ಸೊ ಹಾಗಾಗಿ ಅದು ಹಳೆತನವನ್ನು ಮರೆತು ಹೊಸತನವನ್ನು ತನ್ನದೇ ಆಗಿಸ್ಕೊಳ್ಳೋವಂಥ ಒಂದು ಸಾಧ್ಯತೆ ಇರುತ್ತೆ. ಅದನ್ನು ನಾವು ಒಂದು ಜೀವಿಗೆ ನಾವೊಂದು ಹೋಲಿಕೆಯನ್ನು ಮಾಡಿಕೊಂಡ್ರೆ, ಈಗ ನಮ್ಮ ಶರೀರವನ್ನೇ ನಾವು ತಗೊಂಡ್ರೆ, ನಮ್ಮ ಶರೀರದಲ್ಲಿರುವಂಥ ಜೀವಕೋಶಗಳು ಪ್ರತಿ ಕೆಲವು ದಿನಗಳಲ್ಲಿ ತಿಂಗಳುಗಳಲ್ಲಿ ಅಥವಾ ವರ್ಷಗಳಲ್ಲಿ ಸಂಪೂರ್ಣವಾಗಿ ಮಾರ್ಪಾಡಾಗ್ಬಿಡ್ತವೆ. ಈಗ ಉದಾಹರಣೆಗೆ ನಾವು ಬ್ಲಡ್ ಟೆಸ್ಟ್ ಮಾಡಿಸ್ತೀವಿ, ಬ್ಲಡ್ ಟೆಸ್ಟ್ ಮಾಡಿಸಿದಾಗ ಇವ್ರದ್ದು ರಕ್ತಪುಷ್ಟಿ ಎಷ್ಟಿದೆ ಅಂತ ನಾವು ನೋಡ್ತೀವಿ. ಆ ರಕ್ತಪುಷ್ಟಿ ನೋಡಿದಾಗ ಹಿಮೋಗ್ಲೋಬಿನ್ ಅಂತ, ಅದರ ಅದು ಯಾವುದ್ರಲ್ಲಿರುತ್ತೆ, ಕೆಂಪು ರಕ್ತ ಕಣ. ಈ ಕೆಂಪು ರಕ್ತ ಕಣದ ಒಂದು ಕಲ್ಪನೆ ಎಲ್ರಿಗೂ ಇದೆ. ನಮ್ಮ ಶರೀರದಲ್ಲಿ ಕೆಂಪು ರಕ್ತ ಕಣಗಳು 120 ದಿನ ಸಂಚಾರದಲ್ಲಿ ಇರ್ತವೆ. 120 ದಿನ ಆದಮೇಲೆ ಈ ಕೆಂಪು ರಕ್ತ ಕಣ ಹೊರಟೋಯ್ತು. ಹಾಗಾದ್ರೆ ಕೆಂಪು ರಕ್ತ ಕಣಗಳಿಲ್ವಾ ಅಂತಂದರೆ ಒಂದು ಹೋಗ್ತಾ ಇದ್ದಂಗೆ ಒಂದು 10 ಬರ್ತಾ ಇರ್ತವೆ. ಸೊ 120 ದಿನ ಆಗೋ ಹೊತ್ತಿಗೆ ನಮ್ಮ ರಕ್ತ ಸಂಪೂರ್ಣ ಹೊಸದಾಯಿತು. ಆದರೆ ನಾವು ಹೊಸದು ಅಂತ ಅನ್ಕೋತೀವ? ಇಲ್ಲ, ಅದು ನಮ್ಮದೇ ರಕ್ತ. ಸೊ ನಮ್ಮ ರಕ್ತದಲ್ಲಿ ಆ ಹೊಸತನ ಪ್ರಕೃತಿ ಸಹಜವಾಗಿ ಬರ್ತಾ ಇರುತ್ತೆ. ಇದೇ ರೀತಿ ಪ್ರತಿಯೊಂದು ಜೀವಿಯಲ್ಲೂ ಕೂಡ ತನ್ನ ಆ ಶರೀರದಲ್ಲಿ ಹೊಸತನ ಹಳೆಯದನ್ನು ರೀಪ್ಲೇಸ್ ಮಾಡ್ತಾ ಬರ್ತಾ ಇರುತ್ತೆ. ಸರಿ, ಜೀವ ಹೊರಟೋಯ್ತು ಅಂತಂದಮೇಲೆ ಅದೆಲ್ಲ ಹೊರಟೋಯ್ತಾ ಅಂತಂದರೆ, ತಿರ್ಗಾ ನಾವಾಗಲೇ ನೋಡಿದ್ವಿ ಪಂಚಭೂತಗಳಲ್ಲಿ ಅದು ಲೀನವಾಯಿತು, ಅದು ಹೊಸ ರೂಪ ಪಡೀತು. ಯಾವುದು ಒಂದು ಸ್ಥೂಲವಾದಂಥ ಶರೀರವಾಗಿತ್ತೋ ಅದು ಮಣ್ಣಿನಲ್ಲಿ ಕರಗಿತು, ಮಣ್ಣಿನ ರಸವಾಗಿ ಮಣ್ಣಿನಲ್ಲಿ ಸೇರಿಕೊಳ್ತು, ಅದು ಪುನಃ ಗಿಡ ಮರಗಳಲ್ಲಿ ಸೇರುತ್ತೆ, ಗಿಡದಲ್ಲಿ ಒಂದು ಹೂವಾಗುತ್ತೆ. ಸೊ ಹೀಗೆ ಹೊಸತನ ಬರ್ತಾನೇ ಇರುತ್ತೆ ಅನ್ನೋದನ್ನು ನಾವು ಜೀವದ ರೂಪದಲ್ಲಿ ನಾವು ನೋಡ್ಬೋದು. ಜಡದಲ್ಲೂ ಅಷ್ಟೇ, ಒಂದು ಪ್ರಸಿದ್ಧವಾದಂಥ ಒಂದು ಹೇಳಿಕೆ ಇದೆ, ಯು ಕ್ಯಾನ್ ನೆವರ್ ಬೇತ್ ಇನ್ ದ ಸೇಮ್ ರಿವರ್ ಟ್ವೈಸ್ ಅಂತ. ಅಂದರೆ ಒಂದು ಹರಿತಾ ಇರುವಂಥ ನದಿಯಲ್ಲಿ ನಾವು 2 ಸರ್ತಿ ಒಂದೇ ನದಿಯಲ್ಲಿ ಸ್ನಾನ ಮಾಡೋಕ್ಕಾಗಲ್ವಂತೆ. ಅರೆ, ಇದು ಹೇಗೆ ಸಾಧ್ಯ, ನಾವು ನಿತ್ಯ ನಮ್ಮ ಕಬಿನೀಲಿ ಕಾವೇರಿಯಲ್ಲಿ ಸ್ನಾನ ಮಾಡ್ತೀವಲ್ಲ ಅಂತಂದರೆ, ನಾವು ಸ್ನಾನ ಮಾಡೋಕ್ಕೆ ಹೋಗುವಂಥ ಜಾಗ ಒಂದೇ ಇರ್ಬೋದು, ಆದರೆ ಅಲ್ಲಿ ಹರಿತಾ ಇರುವಂಥ ನದಿ ಅದೇ ಅಲ್ಲ. ಯಾಕೆ, ನಾವು ಯಾವ ನೀರಿನಲ್ಲಿ ನೆನ್ನೆ ಮುಳುಗಿದ್ವೋ ನಾವು ಮುಳುಗಿ ಹೇಳೋ ಹೊತ್ತಿಗೆ ಆ ನೀರು ಹೊರಟೋಗಿತ್ತು, ಹೊಸ ನೀರು ಬಂದ್ಬಿಟ್ಟಿತ್ತು. ಸೊ ಹಾಗೆ ಜೀವನವನ್ನು ಅದು ಒಂದು ರೀತಿಯಲ್ಲಿ ಪ್ರತಿಬಿಂಬಿಸುತ್ತೆ. ನಿತ್ಯ ನೂತನವಾಗಿ ಹರಿತಾ ಇರುವಂಥ ಜೀವನದಿ ಇದು. ಇದಕ್ಕೆ ಬೇಕಾಗುವಂಥ ಸತ್ವ ಜಗತ್ತಿನಲ್ಲಿ ನಿತ್ಯ ನಿತ್ಯ ಸಿಗ್ತಾ ಇದೆ. ಅದು ಯಾವುದೋ ಒಂದು ಅನಂತವಾದಂತಹ ಮೂಲದಿಂದ ಎಡೆ ಬಿಡದೆ, ಒಂದು ಸ್ವಲ್ಪನೂ ಗ್ಯಾಪ್ ಇಲ್ಲ, ಒಂದು ಸ್ವಲ್ಪ ಹೊತ್ತು ರೆಸ್ಟ್ ತೊಗೊಂಡು ಆಮೇಲೆ ಬರ್ತೀನಪ್ಪ ಅಂತ ಅನ್ನಕ್ಕೆ ಸಾಧ್ಯ ಇಲ್ಲ. ಅದು ಎಡೆ ಬಿಡದೆ ಅದು ನಮಗೆ ಆ ಒಂದು ಚೈತನ್ಯದ ಅಲೆ ನಮಗೆ ಸಿಗ್ತಾನೇ ಇದೆ. ಆ ಅಲೆಯನ್ನು ನಾವು ಪಡ್ಕೊಂಡ್ರೆ ಹೊರಗಿನ ಅನಂತದಿಂದ ಬರ್ತಾ ಇರುವಂಥ ಆ ಚೈತನ್ಯ ನಮ್ಮ ಒಳಗೆ ಸೇರಿ ನಮಗೆ ಹೊಸತನವನ್ನು ತಂದುಕೊಡುತ್ತೆ. ಇರೋಂಥ ಪರಿಸ್ಥಿತಿಯನ್ನು ಜಡ್ಡು ಹಿಡಿದ ರೀತಿಯಲ್ಲಿ ದುಃಖದಿಂದಲೋ ಬೇಸರದಿಂದಲೋ ಅಸಹ್ಯದಿಂದಲೋ ನೋಡೋದಲ್ಲದೆ ಹೊಸತನದಿಂದ ನಾವು ನೋಡೋದಕ್ಕೆ ಸಾಧ್ಯ ಆಗುತ್ತೆ, ಚೈತನ್ಯಪೂರ್ಣವಾಗಿ ನಮ್ಮ ಜೀವನವನ್ನು ನಡೆಸೋದಕ್ಕೆ ನಾವು ಸಾಧ್ಯ ಆಗುತ್ತೆ.
1: ದಿನನಿತ್ಯದ ಬದುಕಿನ ಸಮಸ್ಯೆ ಸಂದೇಹಗಳಿಗೆ
2: ಲೌಕಿಕ ಹಾಗೂ ಪಾರಮಾರ್ಥಿಕ ಸ್ತರಗಳಲ್ಲಿ ಉತ್ತರವನ್ನು ಕಂಡುಕೊಂಡು
1: ಅರ್ಥಪೂರ್ಣ ಸಾರ್ಥಕ ಜೀವನ ನಡೆಸಲು ನಮಗೆ ಇರುವ ಒಂದು ದಾರಿದೀಪ
2: ಡಿ ವಿಜಯವರ ಮಂಕುತಿಮ್ಮನ ಕಗ್ಗ.
1: ಕನ್ನಡದ ಭಗವದ್ಗೀತೆಯೆಂದು ಪ್ರಸಿದ್ಧವಾದ ಈ ಜ್ಞಾನ ಭಂಡಾರದ ಅನಾವರಣವೇ
2: ನಿತ್ಯದ ಬದುಕಿಗೆ ಕಗ್ಗದ ಬೆಳಕು.
1: ತಪ್ಪದೇ ಕೇಳಿ ಪ್ರತಿದಿನ ಬೆಳಗ್ಗೆ 7:15 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ.
3: ಇದುವರೆಗೂ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು

ಕಾರ್ಯಕ್ರಮದಲ್ಲಿ ಸಂಚಿಕೆ 78 ಕುರಿತು ಸ್ವಾಮಿ ವಿವೇಕಾನಂದ ಯೂತ್ ಮೂಮೆಂಟ್ನ ಸಲಹೆಗಾರರು ಹಾಗೂ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಕೀಲು ಮತ್ತು ಮೂಳೆ ರೋಗ ಶಸ್ತ್ರಚಿಕಿತ್ಸಾ ತಜ್ಞರಾದ ಡಾಕ್ಟರ್ MR ಸೀತಾರಾಮ್ ರವರು ನಡೆಸಿಕೊಟ್ಟ ಕಾರ್ಯಕ್ರಮವನ್ನು ಕೇಳ್ತಾ ಇದ್ರಿ. ಇದು ನಿಮ್ಮ ನೆಚ್ಚಿನ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ 90.8 ಕಂಪನಾಂಕದಲ್ಲಿ ಸರ್ಗೂರಿನಿಂದ ಪ್ರಸಾರವಾಗುತ್ತಿದೆ.

0: ಸಮಯ, ಏಕೆಂದ್ರೆ ನಮ್ಮ ಜನಧ್ವನಿ ಕೇಳುಗರ ಹುಟ್ಟುಹಬ್ಬದ ಶುಭಾಶಯವನ್ನು ತಿಳಿಸುವಂತಹ ಸಮಯ.
1: ಸಂತಸದ ಜನುಮ ದಿನ, ಆನಂದ ತುಂಬಲಿ ಸುದಿನ.
0: ಇಂದು ಎಚ್ಡಿಕೋಟೆ ತಾಲೂಕಿನ ಹೊಸಮಳ ಗ್ರಾಮದ ಪುಟಾಣಿ ಶಾನ್ವಿಕರವರು ತಮ್ಮ 8 ವರ್ಷದ ಹುಟ್ಟುಹಬ್ಬದ ಸಂಭ್ರಮಾಚರಣೆಯಲ್ಲಿದ್ದಾರೆ. ಅವರಿಗೆ ಶುಭ ಕೋರುವವರು ತಂದೆ ಸ್ವಾಮಿರವರು, ತಾಯಿ ಸುಮಾರವರು ಹಾಗೂ ತಾತ ಅಜ್ಜಿಯಾದ ಮುನಿಯಪ್ಪ, ಗೀತಾ ಹಾಗೂ ಪುಟ್ಟಮ್ಮರವರು, ಅತ್ತೆಯಾದ ಸುಮಾರವರು, ಮಾವ ಕಾರ್ತಿಕರವರು ಹಾಗೂ ಪುಟಾಣಿಗಳಾದ ಮನ್ವಿಕಾ ಜೀವನ್ ಹಾಗೂ ಕುಟುಂಬ ವರ್ಗದ

ಎಲ್ಲರಿಗೆ ಆ ದೇವರು ಸುಖ ಶಾಂತಿ ಆಯಸ್ಸು ಆರೋಗ್ಯ ನೆಮ್ಮದಿಯನ್ನು ಕರುಣಿಸಲಿ ಎಂದು ಆ ದೇವರಲ್ಲಿ ಪ್ರಾರ್ಥಿಸುತ್ತಾ ಅವರಿಗಾಗಿ ಸುಮಧುರ ಗೀತೆಯನ್ನು ಪ್ರಸ್ತುತಪಡಿಸಲಿದ್ದೇವೆ.

ಸಮಯ ಆನಂದಮಯ. ಏಕೆಂದ್ರೆ ನಮ್ಮ SVYM ಸಿಬ್ಬಂದಿ ವರ್ಗದವರ ಹುಟ್ಟುಹಬ್ಬದ ಶುಭಾಶಯವನ್ನು ತಿಳಿಸುವಂತಹ ಸಮಯ. ಇಂದು SVYM ಸಿಬ್ಬಂದಿ ವರ್ಗದವರಾದ ಬಸವರಾಜು ಎಂಆರ್ ಅವರು ತಮ್ಮ ಹುಟ್ಟುಹಬ್ಬದ ಸಂಭ್ರಮಾಚರಣೆಯಲ್ಲಿದ್ದಾರೆ. ಅವರಿಗೆ ಆ ದೇವರು ಸುಖ ಶಾಂತಿ ಆಯಸ್ಸು ಆರೋಗ್ಯ ನೆಮ್ಮದಿಯನ್ನು ಕರುಣಿಸಲಿ ಎಂದು ಆ ದೇವರಲ್ಲಿ

ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ರೇಡಿಯೋ ಗೆಳತಿ ಪ್ರೀತಿ. ಕೇಳುಗರೆ ಬೆಳೆ ಬೆಲೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರೆ, ಇದು ನಿನ್ನೆಯ ಮಾರುಕಟ್ಟೆ ಬೆಲೆ. ಬೀನೀಸ್ 30 ರೂಪಾಯಿ, ಪೆನ್ಸಿಲ್ ಬೀನೀಸ್ 50 ರೂಪಾಯಿ, ಮೆಣಸಿನಕಾಯಿ 20 ರೂಪಾಯಿ, ಸೌತೆಕಾಯಿ 22 ರೂಪಾಯಿ, ಎಂಸಿ 6 ರೂಪಾಯಿ, ಸುನಾಮಿ 80 ರೂಪಾಯಿ, ಎಳಪನ 6 ರೂಪಾಯಿ, ಗುಂಡು ಬದನೆಕಾಯಿ 18 ರೂಪಾಯಿ, ಕುಂಬಳಕಾಯಿ 6 ರೂಪಾಯಿ, ಹೀರೆಕಾಯಿ 28 ರೂಪಾಯಿ, ಪಡವಲಕಾಯಿ 16 ರೂಪಾಯಿ, ತೊಂಡೆಕಾಯಿ 35 ರೂಪಾಯಿ, ಹಾಗಲಕಾಯಿ 35 ರೂಪಾಯಿ, ಕಾಲಿಫ್ಲವರ್ 20 ರೂಪಾಯಿ, ಪೈರ್ 30 ರೂಪಾಯಿ, ದಪ್ಪ ಮೆಣಸಿನಕಾಯಿ 72 ರೂಪಾಯಿ, ಸೋರೆಕಾಯಿ 10 ರೂಪಾಯಿ, ಬದನೆಕಾಯಿ 18 ರೂಪಾಯಿ, ಕೋಸು 19 ರೂಪಾಯಿ, ಸೀಮೆ ಬದನೆಕಾಯಿ 22 ರೂಪಾಯಿ, ಬೆಂಡೆಕಾಯಿ 14 ರೂಪಾಯಿ, ಟೊಮೊಟೊ 15 ರೂಪಾಯಿ. ಕೇಳುಗರೆ, ಕೇಳಿದಿರಲ್ಲ ಕೃಷಿ ಉತ್ಪನ್ನ ಹಾಗೂ ತರಕಾರಿ ಮಾರುಕಟ್ಟೆ ಬೆಲೆಯನ್ನ. ಇಲ್ಲಿಗೆ ಬೆಳೆ ಬೆಲೆ ಕಾರ್ಯಕ್ರಮವನ್ನ ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಬೆಳೆ ಬೆಲೆ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೂ ಕೇಳ್ತಾರೆ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಜನಧ್ವನಿ. ನಮಸ್ಕಾರ.

ಸಾರ್ವಜನಿಕರಿಗೊಂದು ಪ್ರಕಟಣೆ. ದಿನಾಂಕ 18/7/2026 ಶನಿವಾರದಂದು ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯಲ್ಲಿ ಲಭ್ಯವಿರುವ ವೈದ್ಯರುಗಳ ವಿವರ ಹೀಗಿದೆ. ಡಾಕ್ಟರ್ ನರೇಂದ್ರ ರಾಮಕೃಷ್ಣರವರು ಕಣ್ಣಿನ ತಪಾಸಣಾ ತಜ್ಞರು. ಡಾಕ್ಟರ್ ನಾಗೇಶ್ ಅವರು ಸಾಮಾನ್ಯ ರೋಗ ತಜ್ಞರು. ಡಾಕ್ಟರ್ ನಿಸರ್ಗರವರು ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞರು. ಡಾಕ್ಟರ್ ಸುಷ್ಮಾರವರು ಮಕ್ಕಳ ತಜ್ಞರು. ಡಾಕ್ಟರ್ ವೈಷ್ಣವಿರವರು ಆಯುರ್ವೇದ ತಜ್ಞರು. ಡಾಕ್ಟರ್ ವಿದ್ಯಾಶೀರವರು ದಂತ ಚಿಕಿತ್ಸಾ ತಜ್ಞರು. ಡಾಕ್ಟರ್ ಅಯ್ಯನರಾಜ್ರವರು ಫಿಜಿಯೋಥೆರಪಿಸ್ಟ್ ಅವರು. ಡಾಕ್ಟರ್ ರಾಜುರವರು ವಾಕ್ ಭಾಷಾ ಶ್ರವಣ ತಜ್ಞರು. ಈ ಎಲ್ಲ ವೈದ್ಯರ ಸೌಲಭ್ಯ ಲಭ್ಯವಿರುತ್ತದೆ ಹಾಗೂ ದಿನದಲ್ಲಿ 24 ಗಂಟೆಗಳ ತುರ್ತು ಚಿಕಿತ್ಸೆ ಸೌಲಭ್ಯ ಲಭ್ಯವಿರುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಹಂಚಿಪುರ ರಸ್ತೆ, ಸರಗೂರು. ದೂರವಾಣಿ ಸಂಖ್ಯೆ 9686666318. ಮತ್ತೊಮ್ಮೆ ದೂರವಾಣಿ ಸಂಖ್ಯೆ 9686666618. ಧನ್ಯವಾದಗಳು.

ನಮ್ಮ ನಿಲಯದಿಂದ ಇನ್ನು ಮುಂದೆ ಜ್ಞಾನದೀಪ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಎಂದರೆ ಯಾರು ಎಂಬ ವಿಷಯವನ್ನು ಕುರಿತು ಕಾರ್ಯಕ್ರಮದಲ್ಲಿ ಮಾತನಾಡಲಿದ್ದಾರೆ ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟ್ನ ಸಂಶೋಧನಾ ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ಕುಮಾರ್ ಜೆಎಸ್.

ಎಲ್ರಿಗೂ ಮಕ್ಕಳ ಎಲ್ರಿಗೂ ನಮಸ್ಕಾರ. ಇವತ್ತಿನ ಟಾಪಿಕ್ ಅಲ್ಲಿ ಡಾಕ್ಟರ್ ಅಂದ್ರೆ ಯಾರು ಅಂತ ಪ್ರಶ್ನೆ ಕೇಳ್ತಾ ಇದಾರೆ. ಡಾಕ್ಟರ್ನೇ ಡಾಕ್ಟರ್ ಅಂದ್ರೆ ಯಾರು ಅಂತ ಪ್ರಶ್ನೆ ಕೇಳಿದ ಪ್ರಾಬ್ಲಿ ಮೊದಲನೇ ಬಾರಿಗೆ ಅಂತ ಅನ್ಸತ್ತೆ. ಇರ್ಲಿ, ನಾನೊಂದು ಪ್ರಯತ್ನ ಪಡ್ತೀನಿ ಇವತ್ತು ಆ ಒಂದು ವಿಚಾರವಾಗಿ ಆನ್ಸರ್ ಮಾಡೋದಕ್ಕೆ. ಇಲ್ಲಿರೋ ಮಕ್ಕಳು ಕೆಲವರು ಕೈ ಎತ್ತಿದ್ದೀರಾ, ಆದ್ರೆ ನಾನು ಈಗ ಕೇಳ್ತಾ ಇರೋದ್ದು ನಿಮ್ಗೆ ಈ ಕೈ ಎತ್ತೋದು ಈ ಇದರಲ್ಲಿ ವೆಬ್ ಏನು ಝೂಮ್ ಅಲ್ಲಿ ಗೊತ್ತಿದೆ ಅಂತಂದ್ರೆ, ಎಷ್ಟು ಜನ ಇತ್ತೀಚೆಗೆ ನೀವು ವೈದ್ಯರನ್ನ ಅಥವಾ ಡಾಕ್ಟರ್ನ ಭೇಟಿ ಮಾಡಿದ್ರಿ ಅನ್ನೋದನ್ನ ನೀವು ಹೇಳ್ಬೋದಾ? ವೈದ್ಯರನ್ನ ಭೇಟಿ ಮಾಡಿದ್ರಿ, ಹೇಗ್ ಗೊತ್ತಾಯ್ತು ನಿಮ್ಗೆ ಅವರೇ ಡಾಕ್ಟ್ರು ಅಂತ ಅನ್ನೋ ಪ್ರಶ್ನೆ ಬರತ್ತಲ್ವ. ಈಗ ಡಾಕ್ಟರ್ ಅಂದ್ರೆ ಯಾರು ಅಂತ ನನ್ನ ಪ್ರಶ್ನೆ ಕೇಳ್ಬಿಟ್ಟು ನೀವು ಡಾಕ್ಟರ್ ಹತ್ರ ಹೋಗಿ ತೋರಿಸ್ಕೊಂಡಿದ್ರಿ ಅಲ್ವಾ, ಹೆಂಗ್ ಗೊತ್ತಾಯ್ತು ಡಾಕ್ಟ್ರು ಅಂತಂದ್ರೆ? ಪ್ರಾಯಶಃ ನಿಮ್ಮ ಅಪ್ಪನೋ ಅಮ್ಮನೋ ನಿಮ್ಮ ಮನೇಲಿರೋ ಯಾರೋ ಹಿರಿಯರು ಡಾಕ್ಟ್ರು ಅಂತ ಹೇಳ್ಬಿಟ್ಟು ಕರ್ಕೊಂಡೋಗಿರ್ತಾರೆ ಅಲ್ವಾ. ಆ ಡಾಕ್ಟ್ರು ಅಂತ ಅವ್ರಿಗೆ ಹೆಂಗ್ ಗೊತ್ತಾಯ್ತು ಅನ್ನೋದು ನನ್ನ ಪ್ರಶ್ನೆ. ಈಗ ಹೇಗ್ ಗೊತ್ತಾಗಿರ್ಬೋದು? ಸಾಮಾನ್ಯವಾಗಿ ಡಾಕ್ಟ್ರು ಅಂತ ಯಾರೋ ಹೇಳಿರ್ಬೋದು, ನೋಡು ಇಲ್ಲಿ ಈ ಡಾಕ್ಟರ್ ಇದ್ದಾರೆ ಅವ್ರ ಹತ್ರ ಕರ್ಕೊಂಡೋಗಿ ತೋರಿಸು ಅಂತ ಹೇಳಿರ್ಬೋದು. ಅಥವಾ ಅವ್ರದ್ದು ಬೋರ್ಡನ್ನ ಆಸ್ಪತ್ರೆ ಮುಂದೋ ಅವ್ರದ್ದು ಕ್ಲಿನಿಕ್ ಮುಂದೋ ಡಾಕ್ಟರ್ ಕುಮಾರ್ ಅಥವಾ ಡಾಕ್ಟರ್ ಐಶ್ವರ್ಯನೋ ಡಾಕ್ಟರ್ ಭಾನುವೈನೋ ಈ ತರ ಒಂದು ಬೋರ್ಡ್ ಹಾಕೊಂಡಿರ್ಬೋದು. ಅವರು ಅದನ್ನ ನೋಡ್ಬಿಟ್ಟು ಓ ಇವ್ರ ಹತ್ರ ಹೋಗಿ ತೋರಿಸಿದ್ರೆ ನನಗೆ ಹುಷಾರಿಗೆ ಆಗೋದಕ್ಕೆ ಅವಕಾಶ ಆಗತ್ತೆ ಅಂತ ಹೋಗಿ ತೋರಿಸಿರ್ ನಿಮ್ಮನ್ನು ಕರ್ಕೊಂಡೋಗಿ ತೋರಿಸಿರ್ಬೋದು. ನೀವು ಪ್ರಶ್ನೆ ಡಾಕ್ಟ್ರು ಅಂತ ಯಾರು ಅಂತ ಅನ್ನೋಂತ ಪ್ರಶ್ನೆ ಬಂದಾಗ ನನಗೂ ಯೋಚನೆ ಬಂತು, ಅರೇ ಅರೇ ಇದು ಯಾರಪ್ಪ ಡಾಕ್ಟ್ರು, ನನ್ನನ್ನು ಯಾಕೆ ಎಲ್ರು ಡಾಕ್ಟ್ರು ಅಂತ ಕರೀತಾರೆ ಅಂತ. ಯಾವಾಗ ಗೊತ್ತಾ ನಾನು ಡಾಕ್ಟ್ರು ಅಂತ ಹಾಕೊಳ್ಳೋದಕ್ಕೆ ಶುರು ಮಾಡಿದ್ದು? ನಾನು MBBS ಅನ್ನೋ ಶಿಕ್ಷಣವನ್ನ ಪಡೆದು 5.5 ವರ್ಷ ಏನು ಒಂದು ಶಿಕ್ಷಣವನ್ನ ಪಡೆದು ಅದರಲ್ಲಿ ಆ 5.5 ವರ್ಷದಲ್ಲಿ 1 ವರ್ಷ ಇಂಟರ್ನ್ಶಿಪ್ ಅಂತ, ಅಂದ್ರೆ ಇನ್ನೊಬ್ಬ ವೈದ್ಯರ ಕೆಳಗೆ ಒಂದು ಆಸ್ಪತ್ರೆಯಲ್ಲಿ ನಾವು ಅವರಿಗೆ ಜೊತೆನಲ್ಲಿ ಕೆಲಸ ಮಾಡಿದ ಮೇಲೆ ಅದಕ್ಕೆ ನಾನು ಒಂದು ಏನೋ ಸರ್ಟಿಫಿಕೇಟ್ಗೆ ಅಪ್ಲೈ ಮಾಡಿ, ಕರ್ನಾಟಕ ಮೆಡಿಕಲ್ ಕೌನ್ಸಿಲ್ ಅಂತ ಇದೆ ಅದಕ್ಕೊಂದು ಸರ್ಕಾರದ ಒಂದು ಸಂಸ್ಥೆ ಇದೆ, ಅವ್ರಿಗೆ ನಾನು ಇಲ್ಲ ಈ ತರ ಎಕ್ಸಾಮ್ ಎಲ್ಲ ಪಾಸ್ ಆಗಿದ್ದೀನಿ ಅಂತ ಹೇಳ್ಕೊಂಡ ಮೇಲೆ ನನಗೆ ಮೊದಲೇ ಬಾರಿಗೆ 2006 ನನ್ನ ಹೆಸರು ಮುಂದೆ ಡಾಕ್ಟರ್ ಅಂತ ಹಾಕೊಳ್ಳೋದಕ್ಕೆ ಒಂದು ಅವಕಾಶ ಸಿಕ್ತು. ಅಲ್ಲಿಂದ ನಂತರ ಎಲ್ರು ನನ್ನ ಡಾಕ್ಟ್ರೇ ಡಾಕ್ಟ್ರೇ ಅಂತ ಕರೆಯಕ್ಕೆ ಶುರು ಮಾಡಿದ್ರು. ಒಂದು ತಮಾಷೆ ಹೇಳ್ತೀನಿ, ನನ್ನ ಜೊತೆ ನಂತರದಲ್ಲೇ ಸುಮಾರು ಜನ ನನ್ನ ಸ್ನೇಹಿತೆಯರು ಕೂಡ ಇದೇ ತರ ಡಾಕ್ಟರ್ ಆದರು. ಅವ್ರುಗಳೆಲ್ಲರೂ ಕೂಡ ಈ ತರ ಆಸ್ಪತ್ರೆನಲ್ಲಿ ಪೇಷಂಟ್ಗಳನ್ನ ನೋಡೋದಕ್ಕೆ ಬಂದಾಗ, ಮಕ್ಕಳನ್ನ ನೋಡೋದಕ್ಕೆ ಬಂದಾಗ, ಅವರೆಲ್ಲರೂ ಪೇಷಂಟ್ ಕಡೆಯವರು ನನ್ನ ಸ್ನೇಹಿತೆಯರಿಗೆ ಏನ್ ಹೇಳ್ತಿದ್ರು ಗೊತ್ತಾ, ನನ್ನನ್ನ ಡಾಕ್ಟ್ರೇ ಅಂತ ಕರೆದ್ರೆ ನನ್ನ ಸ್ನೇಹಿತೆಯರನ್ನ ನನ್ನ ಜೊತೆ ಓದಿದಂತಹ ನನ್ನ ಸಹಪಾಠಿ ಏನಿದ್ರು ಅವ್ರುಗಳನ್ನ ಏ ಅಂತ ಕರಿತಿದ್ರು. ಅವ್ರುಗಳಿಗೆ ಬಹಳ ಕೋಪ ಬರೋದು, ಇದೇನಪ್ಪ ಈ ಡಾಕ್ಟ್ರು ಅಂತ ನನ್ನನ್ನ ಕರೆದು ಬಿಟ್ಟು. ಅವರು ಕೂಡ ನಂತರದಲ್ಲೇ MBBS ಪಾಸ್ ಆಗಿದ್ದಾರೆ, ಅವರು ನಂತರದಲ್ಲೇ ಏನೋ 5.5 ವರ್ಷ ಓದಿ ಸರ್ಟಿಫಿಕೇಟ್ ತಗೊಂಡಿದ್ದಾರೆ, ಅವ್ರ ಹೆಸರು ಮುಂದೇನು ಡಾಕ್ಟ್ರು ಅಂತ ಹಾಕೊಂಡಿದ್ದಾರೆ. ಆದ್ರೆ ಈ ಜನ ನೋಡಿದ್ರೆ ಅವರನ್ನ ಸಿಸ್ಟ್ರೇ ಅಂತ ಕರೀತಾರೆ, ನಮ್ಮನ್ನ ನೋಡಿದ್ರೆ ಡಾಕ್ಟ್ರೇ ಅಂತ ಕರೀತಾರೆ. ಇದು ಬಹಳ ಅನ್ಯಾಯ, ಇದು ಬಹಳ ಮೋಸ ಅಂತ ಅನ್ಕೊಂಡು ಕೋಪ ಮಾಡ್ಕೊಂಡ್ರು. ನನಗೂ ನಗು ಬಂತು, ಆದ್ರೆ ನಗು ಆಗಿಲ್ಲ, ಯಾಕಂದ್ರೆ ಸಹಪಾಠಿಗಳು ಬೇಜಾರು ಮಾಡ್ಕೊಂಡಾಗ ನಾವು ನಗಕ್ಕಾಗತ್ತಾ ಇಲ್ಲ. ಆದ್ರೆ ಯಾಕೆ ಹಾಗಂದ್ರು ಅನ್ನೋ ಪ್ರಶ್ನೆನೂ ಕೂಡ ಬಂತು. ಸಾಮಾನ್ಯವಾಗಿ ನೀವು ನೋಡಿರ್ಬೋದು ಸಮಾಜದಲ್ಲಿ ಒಂದು ನಂಬಿಕೆ ಇತ್ತು, ಡಾಕ್ಟ್ರು ಅಂತಂದ್ರೆ ಕೇವಲ ಗಂಡಸರು ಮಾತ್ರ ಮಾಡಬಹುದಾದಂತಹ

ಕೆಲಸ ಅನ್ನುವಂತ ಒಂದು ಒಂದು ಕಾಲದಲ್ಲಿ ಆ ನಂಬಿಕೆ ಇತ್ತು. ಆದ್ರೆ ಹಲವಾರು ಜನ ಆ ಒಂದು ನಂಬಿಕೆಯನ್ನ ಸುಳ್ಳಾಗಿಸಿ ಮಹಿಳೆಯರು ಕೂಡ ವೈದ್ಯರಾಗ್ಬೋದು ಅಂತ ಈಗ ಗೊತ್ತಿರುವಂತ ವಿಚಾರ. ನೀವು ಹಲವಾರು ಜನ ಮಹಿಳೆಯರು ವೈದ್ಯರಾಗಿರೋದು ನೋಡ್ಬೋದು. ಆದ್ರೆ ಆಗಿನ ಕಾಲದಲ್ಲಿ ಪ್ರಾಯಶ ಒಂದು ಜನರ ಮನಸ್ಥಿತಿನಲ್ಲಿ ವೈದ್ಯರು ಅಂತಂದ್ರೆ ಬರೀ ಗಂಡಸರು ಮಾತ್ರ ವೈದ್ಯರು ಅನ್ನುವಂಥದ್ದು ಒಂದು ಮನಸ್ಥಿತಿನಲ್ಲಿ ಇದ್ದಿರ್ಬೋದು. ಇದು ಸಮಾಜದಲ್ಲಿ ಇರುವಂತಹ ಒಂದು ಏನೋ ವಿಚಿತ್ರವಾದ ದೃಷ್ಟಿಕೋನ. ಮಕ್ಕಳನ್ನ ನಾವು ಸಣ್ಣದ್ರಿಂದ ನಾವು ಅನ್ಕೊಂಡಾಗ ಬೆಳೆಸುವಾಗ ನಮ್ಮ ಮನಸ್ಸಿನಲ್ಲಿ ಗಂಡು ಮಾಡುವಂತಹ ಪಾತ್ರ ಇದೆ, ಹೆಣ್ಣು ಮಕ್ಕಳು ಮಾಡುವಂತ ಪಾತ್ರ ಇದೆ, ಇಷ್ಟು ಮಾತ್ರ ಹೆಣ್ಣು ಮಕ್ಕಳು ಮಾಡ್ಬೇಕು, ಇಷ್ಟು ಮಾತ್ರ ಗಂಡು ಮಕ್ಕಳು ಮಾಡ್ಬೇಕು ಅಥವಾ ಗಂಡಸರು ಮಾಡ್ಬೇಕು ಅಂತ ಯೋಚನೆ ಮಾಡ್ಕೊಂಡು ಬರ್ತೀವಲ್ಲ, ಅದೇ ತರದಲ್ಲಿ ಡಾಕ್ಟ್ರು ಅಂದ್ರೆ ಅವ್ರು ಗಂಡಸರೇ ಆಗಿರ್ಬೇಕು. ಹಿಂಸರಾಗಿದ್ದವ್ರು ಏನಾದ್ರು ಇದ್ರೆ ಅವರೆಲ್ಲ ಸಿಸ್ಟರು ಅಂದ್ರೆ ನರ್ಸ್ಗಳು ಮಾತ್ರ ಆಗಿರ್ಬೇಕು ಅನ್ನುವಂತ ಮನಸ್ಥಿತಿ ನಮ್ಮ ಸಮಾಜದಲ್ಲಿ ಇದ್ದಿದ್ರಿಂದ ನನ್ನ ಫ್ರೆಂಡ್ಸ್ ಅನ್ನ ಅವ್ರು ಡಾಕ್ಟ್ರೇ ಆಗಿದ್ರು ಕೂಡ ಸಿಸ್ಟ್ರೇ ಸಿಸ್ಟ್ರೇ ಅಂತ ಕರೆಯೋದು ಒಂದು ವಾಡಿಕೆ ಆಗ್ಬಿಟ್ಟಿದೆ. ಆದ್ರೆ ನಿಮ್ಗೆಲ್ಲ ಗೊತ್ತು ಮಕ್ಕಳೇ, ಡಾಕ್ಟ್ರು ಅಂದ್ರೆ ಕೇವಲ ಗಂಡಸರ ಆಗಿರ್ಬೇಕು ಅಂತ ಇಲ್ಲ ಅಂತ ಅನ್ನೋದು ನಿಮ್ಗೆಲ್ರಿಗೂ ಗೊತ್ತು. ಹೆಣ್ಣು ಮಕ್ಕಳು ಕೂಡ ಡಾಕ್ಟರ್ ಆಗ್ಬೋದು, ಗಂಡು ಮಕ್ಕಳು ಕೂಡ ಡಾಕ್ಟರ್ ಆಗಿರ್ಬೋದು. ಒಂದು ವಿಚಾರ ಅಂತೂ ನಮಗ್ ಗೊತ್ತಾಯ್ತು, ಡಾಕ್ಟ್ರು ಅಂದ್ರೆ ಅದು ಹೆಣ್ಣು ಗಂಡು ಅನ್ನೋ ಆಧಾರದ ಮೇಲೆ ಅಲ್ಲ ಅನ್ನುವಂಥದ್ದು ಗೊತ್ತಾಯ್ತು. ನೆಕ್ಸ್ಟ್ ಮುಂದಿನ ಪ್ರಶ್ನೆ, ಈ ಡಾಕ್ಟ್ರು ಅಂದ್ರೆ ಯಾರು ಅನ್ನುವಂಥದ್ದು ಅಲ್ವಾ. ನಾನು ಸಾಮಾನ್ಯವಾಗಿ ಯಾರು ಹೊಸದಾಗಿ ನಾನೀಗ ಡಾಕ್ಟರ್ ಆಗಿ ನಾ ಹೇಳಿದಾಗೆ ನನಗೆ ಈ ಫಸ್ಟ್ ಸರ್ಟಿಫಿಕೇಟ್ ಸಿಕ್ಕಿದ್ದು 2006 ಅಂದ್ರೆ ಈಗ ಈ ವರ್ಷಕ್ಕೆ ಸುಮಾರು 20 ಹಿಂದೆ ನನಗೆ ಡಾಕ್ಟ್ರು ಅನ್ನೋ ಸರ್ಟಿಫಿಕೇಟ್ ಸಿಕ್ತು. ಹಾಗಾಗಿ ಅದಾದ ನಂತರ ಹಲವಾರು ಜನ ಮಕ್ಕಳು ಕೂಡ ಹಲವಾರು ಜನ ನಂತರದಲ್ಲಿ ಹೊಸದಾಗಿ ಡಾಕ್ಟರ್ ಆಗುವಂತ ಅವ್ರ ಜೊತೆ ಸಂವಹನ ಮಾಡೋದಕ್ಕೆ ನನಗೆ ಒಂದು ಅವಕಾಶ ಸಿಗ್ತಾ ಇರತ್ತೆ. ಆಗಾಗ ಈ ಜೂನಿಯರ್ ಆಗಿ ಬರ್ತಾರಲ್ಲ ಸಣ್ಣ, ಈಗ ಹೊಸದಾಗಿ ಈಗಷ್ಟೇ ಡಾಕ್ಟರ್ ಕೋರ್ಸ್ ಅನ್ನು ಮುಗಿಸಿದವರು, ಅವ್ರುಗಳಿಗೆ ನಾವೊಂದು ಟ್ರೈನಿಂಗ್ ಕೊಡುವಂತದ್ದು ಅವಕಾಶ ಸಿಗತ್ತೆ. ಸಾಮಾನ್ಯವಾಗಿ ಅವ್ರನ್ನ ಕೇಳಿದಾಗ ನೀವು ಯಾಕಪ್ಪ ಈ ಡಾಕ್ಟರ್ ಆದ್ರಿ ಅಂತ ಕೇಳಿದಾಗ ಅವರು ಸಾಮಾನ್ಯವಾಗಿ ಹೇಳೋ ಉತ್ತರ, ನನಗೆ ಸೇವೆ ಮಾಡಬೇಕು ಅನ್ನೋ ಮನಸ್ಥಿತಿಯಿಂದ ಅದಕ್ಕೋಸ್ಕರ ಡಾಕ್ಟರ್ ಆದೆ, ಸರ್ವಿಸ್ ಮಾಡಬೇಕು ಸರ್ ಅದಕ್ಕೆ ಡಾಕ್ಟರ್ ಆದೆ ಅಂತ ಹೇಳ್ತಾರೆ. ಇದು ಸಾಮಾನ್ಯವಾಗಿ ಕೊಡುವಂತ ಉತ್ತರ. ನಂಗೆ ಗೊತ್ತಿಲ್ಲ ನಿಮ್ಮಲ್ಲಿ ಎಷ್ಟು ಜನ ಡಾಕ್ಟರ್ ಆಗ್ಬೇಕು ಅಂತ ಬಯಸಿದೀರಾ, ಡಾಕ್ಟರ್ ಆಗೋದ್ರಿಂದ ಸರ್ವಿಸ್ ಮಾಡ್ಬೋದು ಅಂತ ನಿಮ್ಮಲ್ಲಿ ಎಷ್ಟು ಜನ ತಿಳ್ಕೊಂಡಿದ್ದೀರಾ ನನಗೆ ಗೊತ್ತಿಲ್ಲ. ಆದ್ರೆ ನಾನು ಹೇಳ್ದಾಗೆಲ್ಲ ನೀನ್ ಯಾಕಪ್ಪ ಡಾಕ್ಟರ್ ಆದ್ರೆ, ನೀನ್ ಯಾಕಮ್ಮ ಡಾಕ್ಟರ್ ಆದೆ ಅಂತ ಕೇಳಿದ್ರೆ ಸಾಮಾನ್ಯವಾಗಿ ಓ ನಾ ಸರ್ವಿಸ್ ಮಾಡ್ಬೇಕು ಅದಕ್ಕೋಸ್ಕರ ಡಾಕ್ಟರ್ ಆದೆ ಅಂತ ಹೇಳ್ತಾರೆ. ಯಾರೂ ಕೂಡ ದುಡ್ಡು ಮಾಡ್ಬೇಕು ಅದಕ್ಕೆ ಡಾಕ್ಟರ್ ಆದೆ ಅಂತ ಹೇಳಲ್ಲ. ಹೌದಾ? ಆದ್ರೆ ಬೈವಾಗ ನಾವು ಮಾತ್ರ ಅದನ್ನ ಉಪಯೋಗಿಸ್ತೀವಿ. ಯಾವ್ದಾದ್ರು ಡಾಕ್ಟರ್ ನೋಡು ಬರೀ ದುಡ್ಡು ಮಾಡಕ್ಕೆ ಆಸ್ಪತ್ರೆ ಕಟ್ಟಿದ್ದಾರೆ ಈ ಡಾಕ್ಟ್ರು ಅಂತ ಸಾಮಾನ್ಯವಾಗಿ ವಾಡಿಕೆನಲ್ಲಿ ಬೈಯೋದಕ್ಕೆ ಉಪಯೋಗಿಸ್ತೀವಿ. ಯಾಕೆ ಅಂದ್ರೆ ನಮ್ಮ ಮನಸ್ಥಿತಿನಲ್ಲಿ ಸಮಾಜದಲ್ಲಿ ಇರೋಂಥದ್ದು ಅಂದ್ರೆ ಡಾಕ್ಟ್ರು ಅಂತಂದ್ರೆ ಸೇವೆ ಮಾಡೋರು ಅನ್ನುವಂಥದ್ದು. ಏ ಕಾರಣಕ್ಕೆ ಎಷ್ಟೋ ಜನ ಸೇವೆ ಮಾಡ್ಬೇಕು ಅಂತ ಅನ್ನೋ ಕಾರಣಕ್ಕೆ ಡಾಕ್ಟರ್ ಆಗ್ತಾರೋ ಅಥವಾ ಡಾಕ್ಟರ್ ಆಗ್ತಿದ್ದೀನಿ ಅನ್ನೋ ಕಾರಣಕ್ಕೆ ಸೇವೆ ಮಾಡ್ತಾರೋ ಅನ್ನೋದು ಕೂಡ ನನಗೆ ಪ್ರಶ್ನೆನೆ ಯಾವಾಗ್ಲೂ ಕೂಡ. ಸರಿ, ಇದೇ ತರ ನನ್ಗೆ ಇತ್ತೀಚೆಗೆ ಒಬ್ಬ ಕಿರಿಯ ವೈದ್ಯ, ಈಗಷ್ಟೇ ಅವರು MBBS ಮುಗಿಸಿ ನಮ್ಮಲ್ಲಿ ಇಂಟರ್ನ್ಶಿಪ್ ಅಂತ ಹೇಳದ್ನಲ್ಲ, ನಮ್ಮ ಕಿರಿಯ ವೈದ್ಯರ ಕೆಳಗೆ ಒಂದಿಷ್ಟು ವರ್ಷ ಒಂದು ವರ್ಷನೋ ಆತರ ಕೆಲಸ ಮಾಡೋದಕ್ಕೊಬ್ರು ನಮ್ಮ ಜೊತೆ ಬಂದು ಜಾಯ್ನ್ ಆಗಿದ್ರು. ನಾನು ಮಾಮೂಲಿ ಎಲ್ಲರನ್ನೂ ಕೇಳೋ ತರದಲ್ಲಿ ಅವ್ರನ್ನೂ ಕೂಡ ಈ ಪ್ರಶ್ನೆ ಕೇಳಿದೆ, ಏನಕ್ಕೆ ನೀನು ಡಾಕ್ಟರ್ ಆಗ್ಬೇಕು ಅಂತ. ಆದ್ರೆ ಈ ಯುವ ವೈದ್ಯ ಈಗಿನವರೆಲ್ಲ ಬಹಳ ಚುರುಕು ಅಂತಾರಲ್ಲ, ಹಾಗೆ ಬರೀ ನಾನು ಚುರುಕು ಅಂತ ಹೇಳಲ್ಲ, ಈಗಿನವರು ಬಹಳ ಪ್ರಾಮಾಣಿಕ ಅಂತ ಹೇಳೋದಕ್ಕೆ ನಾನು ಹೆಮ್ಮೆ ಪಡ್ತೀನಿ. ಯಾಕೆ ಅಂದ್ರೆ ಈಗಿನ ಜನಾಂಗ ಯುವಜನತೆ ಪ್ರಾಮಾಣಿಕರು ಅನ್ನೋದು ಬಹಳ ಖುಷಿ ಆಯ್ತು ನನಗೆ ತಿಳ್ಕೊಂಡು. ಯಾಕಪ್ಪ ಆ ಮಾತು ಹೇಳ್ತೀನಿ ಅಂದ್ರೆ, ಆ ಯುವಕ ಯುವ ವೈದ್ಯ ಅವನು ಡಾಕ್ಟರ್ ನೀನ್ ಯಾಕಪ್ಪ ಡಾಕ್ಟರ್ ಆದೆ ಅಂದಾಗ ಬೇರೆಯವ್ರು ಎಲ್ಲರ ತರದಲ್ಲೂ ಕೂಡ ನಾನು ಡಾಕ್ಟರ್ ಆಗಿದ್ದು ಸೇವೆ ಮಾಡಕ್ಕೆ ಸಾರ್ ಅಂತ ಹೇಳಲಿಲ್ಲ. ಅವನು
ಪ್ರಾಮಾಣಿಕವಾಗಿ ಸತ್ಯ

ಹಾಗೆ ಸರ್ ನಾನು ಡಾಕ್ಟರ್ ಆಗ್ಬೇಕು ಅಂತಾನೆ ಇರ್ಲಿಲ್ಲ, ನಾನು ಎಂ ಬಿ ಎ ಮಾಡಿಕೊಂಡು ಬಿಸ್ನೆಸ್ ಮಾಡಬೇಕು ಅನ್ಕೊಂಡಿದ್ದೆ ಸರ್. ಆದ್ರೆ ನಮ್ಮ ಅಪ್ಪ ಅಮ್ಮ ಅವ್ರು ರೈತರು, ಅವ್ರಿಗೆ ನಾ ಡಾಕ್ಟರ್ ಆಗ್ಬೇಕು, ನಾನು ಮತ್ತೆ ನನ್ನ ಅಕ್ಕ ಇಬ್ರು ಡಾಕ್ಟರ್ ಆಗ್ಬೇಕು ಅಂತ ಅವ್ರಿಗೆ ತುಂಬಾ ಆಸೆ ಇತ್ತು ಸರ್. ಅಪ್ಪ ಅಮ್ಮನ ಬಲವಂತಕ್ಕೋಸ್ಕರ ನಾನು ಡಾಕ್ಟರ್ ಆದೆ ಸರ್ ಅಂತ ಸತ್ಯನ ಹೇಳ್ದ. ಬಹಳ ಖುಷಿ ಆಯ್ತು, ಇದೇನಪ್ಪ ಎಂ ಬಿ ಎ ಮಾಡ್ಬೇಕಾಗಿದ್ದವನು ಡಾಕ್ಟರ್, ನಂಗೆ ಡಾಕ್ಟರ್ ಆಗಕ್ಕೆ ಇಷ್ಟ ಇರ್ಲಿಲ್ಲ, ಅಪ್ಪ ಅಮ್ಮನ ಬಲವಂತಕ್ಕೆ ಡಾಕ್ಟರ್ ಆದೆ ಅಂತ ಹೇಳಿದ್ರೆ ಯಾಕಪ್ಪ ಇವರು ಖುಷಿ ಆಯ್ತು ಅಂತ ಅನ್ಸ್ಬೋದಲ್ವಾ ನಿಮ್ಗೆ? ಯಾತಕ್ಕೆ ನನಗೆ ಖುಷಿ ಆಗಿದ್ದು ಅಂದ್ರೆ, ಆ ವ್ಯಕ್ತಿ ಆ ಯುವ ವೈದ್ಯ ಪ್ರಾಮಾಣಿಕವಾಗಿ ನನ್ನ ಮುಂದೆ ಯಾವುದೇ ಹಿಂಜರಿಕೆ ಇಲ್ದೇನೆ ಸತ್ಯವನ್ನ ಹೇಳ್ಕೊಳ್ಳೋದಕ್ಕೆ ಹಿಂಜರಿಲಿಲ್ವಲ್ಲ, ಅದಕ್ಕೆ ನನಗೆ ಬಹಳ ಖುಷಿ ಆಯ್ತು. ಆಗ ನಾನು ಹೇಳ್ದೆ, ನೋಡಪ್ಪ ನೀ ಡಾಕ್ಟರ್ ಆಗ್ಬೇಕು ಅಂತ ಬಯಸಿದ್ಯೋ ಇಲ್ವೋ, ನಿಮ್ಮ ಅಪ್ಪ ಅಮ್ಮನ ಒತ್ತಾಯಕ್ಕೆ ಒತ್ತಾಸೆಗೇನೆ ನೀನು ವೈದ್ಯ ವೃತ್ತಿನ ನೀನು ಪರಿಗಣಿಸಿರ್ಬೋದು. ಆದ್ರೆ ಈ ವೈದ್ಯ ವೃತ್ತಿ ನೀನೀಗ ತಗೊಂಡಿದೀಯಲ್ವಾ, ನೀನೇನಾದ್ರೂ ಮುಂದುವರೆಸಿದ್ರೆ ವೈದ್ಯನೇ ಆಗಿ ಮುಂದುವರೆದ್ರೆ ನೀನು ಉತ್ತಮ ವೈದ್ಯನ ಆಗೋದ್ರಲ್ಲಿ ನನಗೆ ಯಾವ ಅನುಮಾನನೂ ಇಲ್ಲ ಕಣಪ್ಪ. ಯಾತಕ್ಕೆ ನನಗೆ ಹಾಗನ್ನಿಸ್ತು ಅಂತ ನೀವು ಕೇಳಿದ್ರೆ, ಮುಖ್ಯವಾದ ರೀಸನ್ ಅವನು ಒಂದು ಪ್ರಾಮಾಣಿಕವಾಗಿ ಉತ್ತರ ಕೊಟ್ನಲ್ಲ, ಆ ಪ್ರಾಮಾಣಿಕತೆಯನ್ನ ಬೆರೆದ್ನಲ್ಲ, ಆ ಒಂದು ಕಾರಣಕ್ಕೆ ನನಗನ್ಸಿದ್ದು ಅವನು ಒಳ್ಳೆ ವೈದ್ಯನ ಆಗ್ಬೋದು, ಒಳ್ಳೆ ಡಾಕ್ಟರ್ ಆಗ್ಬೋದು ಅನ್ನುವಂತ. ಅಂದ್ರೆ ಅರ್ಥ ಏನಪ್ಪ ಮಕ್ಕಳೇ, ಒಬ್ಬ ವೈದ್ಯ ಕೇವಲ ಡಾಕ್ಟ್ರು ಅಂತ ಕರೆಸ್ಕೊಂಡ್ರೆ ಸಾಕಾಗಲ್ಲ, ಪ್ರಾಮಾಣಿಕನಾಗಿದ್ದಾಗ ಮಾತ್ರ ನಿಜವಾದ ವೈದ್ಯನ ಆಗಿರ್ಬೋದು ಅನ್ನುವಂಥದ್ದು ನನ್ನ ಭಾವನೆ. ನೀವು ಕೂಡ ಇದನ್ನ ಒಪ್ಪಬಹುದು, ನಾಳೆ ದಿನ ಡಾಕ್ಟರ್ ಹತ್ರ ಹೋಗಿರ್ತೀರ, ಡಾಕ್ಟ್ರು ನಿಮಗೇನ್ ಕಾಯಿಲೆ ಅನ್ನೋದನ್ನ ಸತ್ಯವನ್ನ ಹೇಳದೆ, ಈ ಕಾಯಿಲೆಗೆ ಈ ಮಾತ್ರೆ ತಗೊಂಡ್ರೆ ಸರಿಯಾಗಿ ಗುಣ ಆಗತ್ತೋ ಇಲ್ವೋ ಅನ್ನೋ ಸತ್ಯವನ್ನ ಹೇಳದೆ, ಅಥವಾ ಇದಕ್ಕೆ ಗುಣ ಆಗದೇ ಇರುವಂತ ಕಾಯಿಲೆ ಅನ್ನುವಂತ ಸತ್ಯವನ್ನ ಹೇಳದೇ ಇದ್ರೆ, ಪ್ರಾಮಾಣಿಕವಾಗಿ ನಿಮ್ ಜೊತೆ ಮಾತಾಡ್ಲಿಲ್ಲ ಅಂದ್ರೆ, ಪ್ರಾಮಾಣಿಕವಾಗಿ ಚಿಕಿತ್ಸೆ ಕೊಡ್ಲಿಲ್ಲ ಅಂದ್ರೆ, ಪ್ರಾಮಾಣಿಕವಾಗಿ ನಿಮ್ ಜೊತೆ ವ್ಯವಹರಿಸ್ಲಿಲ್ಲ ಅಂದ್ರೆ ನಂಬೋದಕ್ಕೆ ಸಾಧ್ಯನಾ ನಿಮ್ಗೆ ಅವ್ರ ಜೊತೆ? ನಿನ್ನ ಫ್ರೆಂಡ್ಸೇ ಆಗ್ಲಿ ಅವರು ಸತ್ಯವನ್ನ ಹೇಳಲಿಲ್ಲ ಅಂದ್ರೆ, ಪ್ರಾಮಾಣಿಕವಾಗಿ ಇರ್ಲಿಲ್ಲ ಅಂದ್ರೆ ನೀವು ನಿಮ್ಮ ಫ್ರೆಂಡ್ಸ್ಗಳನ್ನೇ ನಂಬಲ್ಲಲ್ವಾ? ಅಂತ ಸಂದರ್ಭದಲ್ಲಿ ಡಾಕ್ಟರ್ ಮೇಲೆ ನಂಬಿಕೆ ಇರಬೇಕು ಅಂದ್ರೆ ಅವರು ಪ್ರಾಮಾಣಿಕರಾಗಿರ್ಬೇಕು ಅನ್ನುವಂಥದ್ದು ಅಷ್ಟೇ ಸತ್ಯ. ಒಬ್ಬ ವೈದ್ಯ ಅಂತ ಕರೆಸ್ಕೋಬೇಕಾದ್ರೆ ಪ್ರಾಮಾಣಿಕತೆ ಅನ್ನುವಂಥದ್ದು ಬಹಳ ಮುಖ್ಯ. ಕೇವಲ ಸೇವೆ ಮಾಡ್ತೀನಿ ಅನ್ನೋ ಮನೋಭಾವ ಇಟ್ಕೊಂಡ್ರೆ ಮಾತ್ರ ಸಾಕಾಗಲ್ಲ, ಆ ಸೇವೆ ಮನೋಭಾವದ ಜೊತೆಗೆ ಪ್ರಾಮಾಣಿಕತೆಯು ಇದ್ದಾಗ ಮಾತ್ರ ಅವ್ರನ್ನ ಒಬ್ಬ ವೈದ್ಯ ಅಥವಾ ಉತ್ತಮ ವೈದ್ಯ ಅಂತ ಹೇಳೋದಕ್ಕೆ ಸಾಧ್ಯ ಆಗೋದು. ಸರಿ, ಹಾಗಾದ್ರೆ ಡಾಕ್ಟ್ರು ಅಂದ್ರೆ ಯಾರು ಅನ್ನೋ ಪ್ರಶ್ನೆ ಮತ್ತೆ ಹಂಗೆ ಇದೆ ಅಲ್ವಾ? ಒಳ್ಳೆ ವೈದ್ಯ ಯಾರು ಅಂತ ಹೇಳಿದೆ ನಾನು, ಒಳ್ಳೆ ಡಾಕ್ಟರ್ ಯಾರು ಅಂತ ಹೇಳಿದೆ, ಅಂದ್ರೆ ಡಾಕ್ಟ್ರು ಅಂದ್ರೆ ಯಾರು ಅನ್ನೋ ಪ್ರಶ್ನೆ. ಈ ಹುಡುಗ ಏನ ಮಾತಾಡೋಕ್ ಶುರು ಮಾಡಿದೆ ಅವನು, ಆಮೇಲೆ ಏನ್ ಹೇಳ್ದ ಅಂತಂದ್ರೆ, ಸರ್ ನಾನು ಹಾಗಾದ್ರೆ ನೀನು ಎಂ ಬಿ ಎ ಮಾಡ್ಬೇಕು ಅಂತಿದ್ಯಲ್ಲ, ಮುಂದೆ ನೀನೇನು ಆಸ್ಪತ್ರೆ ಕಟ್ಬಿಟ್ಟು, ಈಗ ಬಹಳಷ್ಟು ಈ ತರ ಕೋರ್ಸ್ಗಳು ಬಂದಿವೆ, ಡಾಕ್ಟರ್ ಆದವರು ಕೂಡ ಬಿಸ್ನೆಸ್ ಕೋರ್ಸ್ಗಳಿಗೆ ಸೇರ್ಬೋದು ಎಂ ಬಿ ಎ ಅನ್ನುವಂಥದ್ದು. ನಿಮ್ಮಲ್ಲಿ ಕೆಲವರು ನಿಮ್ಮ ಅಣ್ಣಂದ್ರುಗಳು, ಮನೆಯಲ್ಲಿ ಮಾವಂದ್ರುಗಳು, ಚಿಕ್ಕಪ್ಪಂದ್ರುಗಳು, ಚಿಕ್ಕಮ್ಮಂದ್ರುಗಳು, ಅತ್ತೆಯರು, ಯಾರಾದ್ರೂ ಎಂ ಬಿ ಎ ಕೋರ್ಸ್ ಇರ್ಬೋದು, ಅವರೆಲ್ಲ ಕೂಡ ಬಿಸ್ನೆಸ್ ಅಲ್ಲಿ ಸೇರ್ಕೋಬೇಕು ಅನ್ನೋ ಕಾರಣಕ್ಕೆ ಈ ಕೋರ್ಸ್ ಸೇರ್ಕೊಂಡಿರ್ತಾರೆ ಬಿಸ್ನೆಸ್ ಮಾಡ್ಬೇಕು. ಅವನು ಕೇಳಿದೆ, ನಾಳೆ ದಿನ ಹಾಸ್ಪಿಟಲ್ ಬಿಸ್ನೆಸ್ ಮಾಡೋದಕ್ಕೆ ನೀನು ಎಂ ಬಿ ಎ ಮಾಡೋ ಪ್ಲಾನ್ ಏನಾದ್ರು ಮಾಡ್ತಿದ್ಯಾಪ ಅಂತ. ಯಾಕಂದ್ರೆ ಅವನು ಬಿಸ್ನೆಸ್ ಮಾಡ್ಬೇಕು ಅನ್ನೋ ಆಸೆ ಇತ್ತು, ಅಪ್ಪ ಅಮ್ಮನ ಬಲುವಂತಕ್ಕೆ ಡಾಕ್ಟ್ರು ಓದೋದಕ್ಕೆ ಶುರು ಮಾಡ್ಕೊಂಡ, ಈಗ ಡಾಕ್ಟ್ರು ಆಗ್ತಾ ಇದ್ದ ನಿನ್ನೇನು. ಆಗ ಅವನು ಮತ್ತಿನ್ನೊಂದು ಉತ್ತರ ಕೊಟ್ಟ, ಇಲ್ಲ ಸರ್ ನಾನೀಗೇನು ಎಂ ಬಿ ಎ ಮಾಡ್ಬೇಕು ಅಂತಿಲ್ಲ, ನಂಗೆ ಇಲ್ಲಿವರೆಗೂ ಏನ್ ಕಲ್ತಿದ್ದೀನೋ ಅದು ಬಹಳ ಖುಷಿ ಕೊಟ್ಟಿದೆ, ನನಗೆ ಸಮಾಧಾನನೂ ಕೊಟ್ಟಿದೆ. ಅಪ್ಪ ಅಮ್ಮನ ಬಲವಂತಕ್ಕೆ ನಾ ಸೇರ್ಕೊಂಡಿರ್ಬೋದು, ಆದ್ರೆ ಕಲ್ತು ನಾನು ಈಗ ಪೇಷಂಟ್ನ ನೋಡುವಾಗ ನನ್ನ ಇಷ್ಟದಿಂದಲೇ ನೋಡ್ತೀನಿ, ಕಷ್ಟಪಟ್ಟಲ್ಲ, ಅದರಿಂದ ನಾನು ಡಾಕ್ಟರ್ ಅಲ್ಲದೆ ಇರೋದಕ್ಕೆ ಏನು ಯೋಚನೆ ಮಾಡ್ತಿಲ್ಲ ಅಂತ ಅಂದ. ಸೊ ಡಾಕ್ಟರ್ ಆಗಿ ಮುಂದುವರಿತೀನಿ. ಹಾಗಾದ್ರೆ ನಿನ್ನ ಎಂ ಬಿ ಎ ಏನ್ ಕತೆ ಅಂತ ಕೇಳಿದೆ, ಮಾಡ್ತೀಯ ಈಗ ಮತ್ತೆ? ಇಲ್ಲ ಸರ್ ನಾನು ಹಾಸ್ಪಿಟ್ಲು, ನಂದೇ ಕ್ಲಿನಿಕ್ಕು ಹಾಸ್ಪಿಟ್ಲು ಓಪನ್ ಮಾಡ್ಬೋದು ನಿಜ,
ಆದ್ರೆ ಈಗ MBA ಮಾಡ್ಬೇಕು ಅಂತಿಲ್ಲ.

ನನಗೆ ಇಂಟ್ರೆಸ್ಟ್ ಇದ್ದಿದ್ದು ನಾನು ಕೃಷಿ ಮಾಡೋದ್ರಲ್ಲಿ. ಯಾಕಂದ್ರೆ ನಮ್ಮ ಅಪ್ಪ ಅಮ್ಮ ಇಬ್ರು ಕೂಡ ಕೃಷಿಕರು, ರೈತರು. ನಾನು ಅವ್ರ ತರದಲ್ಲೇ ರೈತರಾಗಿರ್ಬೇಕು ಅಂತ ನನಗೆ ಆಸೆ ಇತ್ತು. ಆದ್ರೆ ಅಪ್ಪ ಅಮ್ಮನ ಆಸೆಗೋಸ್ಕರ ಡಾಕ್ಟರ್ ಅದೇ. ಈಗ ರೈತರು ಮಗನಾಗಿ ನಾನು ರೈತ ಕೆಲಸವನ್ನ ಮುಂದುವರ್ಸ್ಕೊಂಡು ಹೋಗ್ತೀನಿ, ಅಲ್ಲಿ ಬಿಸ್ನೆಸ್ ಮಾಡ್ತೀನಿ ನಾನು. ಯಾಕಂದ್ರೆ ನಾನು ನೋಡ್ತಾ ಇದ್ದೀನಿ ನಮ್ಮ ಅಪ್ಪ ಅಮ್ಮ ಬಹಳ ಕಷ್ಟಪಡ್ತಾರೆ, ಆದ್ರೆ ಅವ್ರಿಗೆ ಬಿಸ್ನೆಸ್ ಬಗ್ಗೆ ಸರಿಯಾಗಿ ಗೊತ್ತಿಲ್ಲ, ಜ್ಞಾನ ಇಲ್ಲ, ತಿಳುವಳಿಕೆ ಇಲ್ಲ. ನಾನು ಅದ್ರ ಬಗ್ಗೆ ಬಹಳ ತಿಳ್ಕೊಂಡಿದ್ದೀನಿ ವಿಚಾರವನ್ನ. ರೈತನಾಗಿ ಯಾವ ತರದಲ್ಲಿ ಒಳ್ಳೆ ತರ ದುಡಿಬಹುದು ಅದನ್ನೂ ಮಾಡ್ತೀನಿ, ಜೊತೆಗೆ ಅದರಿಂದ ಬಂದಂತಹ ಒಂದು ಲಾಭ ಏನಿದೆ ಅದನ್ನೇ ಇಟ್ಕೊಂಡು ಈ ವೈದ್ಯ ವೃತ್ತಿಯಲ್ಲಿ ಬರುವಂತದನ್ನ ಸೇವೆಯಾಗಿ ಪರಿಗಣಿಸ್ತೀನಿ. ಅದನ್ನ ನಾನು ನನ್ನ ಲಾಭಕ್ಕೋಸ್ಕರ ಮಾಡ್ಕೊಳ್ಳೋದಿಲ್ಲ ವೈದ್ಯ ವೃತ್ತಿ. ನನ್ನ ದುಡಿಮೆಗೆ ನಾನು ಬದುಕ್ಬೇಕಲ್ವಾ ಸರ್, ನನ್ನ ದುಡಿಮೆಗೆ ರೈತ ವೃತ್ತಿಯನ್ನೇ ಅವಲಂಬಿಸ್ತೀನಿ ನನ್ನ ಬಿಸ್ನೆಸ್ ಐಡಿಯಾಗಳಿಟ್ಕೊಂಡು. ಆದ್ರೆ ರೋಗಿಗಳ ಶುಶ್ರೂಷೆಗೆ ವೈದ್ಯ ವೃತ್ತಿಯನ್ನ ಮುಂದುವರಿಸ್ತೀನಿ, ಹಾಗೆ ಆಗದೆ ಇರೋರಿಗೆ ನಾನು ಈ ಫೀಸ್ ತಗೊಳ್ದೇನೆ ಈ ರೈತ ವೃತ್ತಿಯಿಂದ ಬಂದಿರುವಂತ ಆದಾಯದ ಆಧಾರದ ಮೇಲೆ ನಾವು ಟ್ರೀಟ್ಮೆಂಟ್ ಫ್ರೀ ಆಗಿ ಕೊಡ್ತೀನಿ ಅಂತ. ಎಂತ ಉದಾತ್ತ ಮನೋಭಾವ ಅಂತ ಅನ್ಸ್ತು. ಅವನು ಎಲ್ರಿಗೂ ಫ್ರೀ ಕೊಡ್ತೀನಿ ಅನ್ನಿಲ್ಲ, ಯಾರಿಗೆ ಅಗತ್ಯ ಇದೆಯೋ ಅವ್ರಿಗೆ, ಅವ್ರ ಹತ್ರ ದುಡ್ಡು ತಗೊಳ್ದೆ. ಬಟ್ ಅವನು ಬದುಕ್ಬೇಕು, ಬೇರೆ ತರ ಬಿಸ್ನೆಸ್ ಮಾಡಿ ಅದ್ರ ಮೂಲಕ ವೈದ್ಯಕೀಯ ವೃತ್ತಿಯನ್ನ ಮುಂದುವರಿಸ್ತೀನಿ. ಬಹಳ ಖುಷಿ ಆಯ್ತು. ಈ ತರದ ವೈದ್ಯರು ಪ್ರಾಯಶಃ ಇನ್ನಷ್ಟು ಒಳ್ಳೆ ಕೆಲಸನ ಮಾಡೋದಕ್ಕೆ ಸಹಾಯ ಆಗತ್ತೆ. ಆದ್ರೂ ಡಾಕ್ಟರ್ ಯಾರು ಅನ್ನೋ ಪ್ರಶ್ನೆ ಹಂಗೆ ಉಳ್ಕೊತಲ್ವಾ. ಇದೇನೋ ಆ ವ್ಯಕ್ತಿಯ ಒಂದು ಉದಾಹರಣೆ. ನಿಮಗ್ ಗೊತ್ತಿದೆಯೋ ಗೊತ್ತಿಲ್ವೋ, ಡಾಕ್ಟರ್ ಅನ್ನೋ ಒಂದು ಪದ, ಇಂಗ್ಲಿಷ್ ನ ಪದ, ಅದು ಗೊತ್ತಿದೆ ಎಲ್ರಿಗೂ. ಅದು ಕನ್ನಡಕ್ಕಾಗ್ಬಿಟ್ಟಿದೆ ಡಾಕ್ಟ್ರೇ ಅಂತ ಆಗ್ಬಿಟ್ಟಿದೆ. ಆದ್ರೆ ಮೂಲವಾಗಿ ಈ ಪದ ಡಾಕ್ಟರ್ ಅನ್ನುವಂಥದ್ದು ಬಂದಿರುವಂತದ್ದು ಇಂಗ್ಲಿಷ್ ನಿಂದಲ್ಲ, ಅದು ಬೇರೆ ಭಾಷೆಯಿಂದ ಬಂದಿರುವಂತದ್ದು. ಲ್ಯಾಟಿನ್ ಅನ್ನುವಂಥ ಭಾಷೆ ಕೇಳಿರ್ಬೋದು, ಈಗ ಯಾರು ಹೆಚ್ಚು ಮಾತಾಡೋದಿಲ್ಲ ಆ ಭಾಷೆನ. ಗ್ರೀಕ್ ಮತ್ತು ಲ್ಯಾಟಿನ್ ಅನ್ನುವಂಥದ್ದು ಒಂದು ಹಳೆಯ ಭಾಷೆಗಳು, ಇಂಗ್ಲಿಷ್ಗಿಂತಲೂ ಮುಂಚೆ ಇದ್ದಂತ ಭಾಷೆಗಳು. ಅಲ್ಲಿ ಲ್ಯಾಟಿನ್ ಭಾಷೆನಲ್ಲಿ ಡೋಸಿಯರ್ ಅನ್ನುವಂಥ ಒಂದು ವರ್ಡ್ ಇದೆ. ಆ ಡೋಸಿಯರ್ ಅನ್ನುವಂಥ ವರ್ಡ್ ಇಂದ ಡಾಕ್ಟರ್ ಅನ್ನುವಂಥ ವರ್ಡ್ ಬಂದಿದೆ ಅಂತ ಹೇಳ್ತಾರೆ. ಇಂಗ್ಲಿಷ್ಗೆ ಅದು ಬರುವಾಗ ಅದು ಡೋಸಿಯರ್ ಹೋಗಿ ಡಾಕ್ಟರ್ ಆಯ್ತು. ಏನಾಗಾದ್ರೆ ಡೋಸಿಯರ್ ಅಂತಂದ್ರೆ ಏನ್ ಇಂಜೆಕ್ಷನ್ ಡೋಸ್ ಕೊಡ್ತೇವಲ್ಲ ಅದ ಅಲ್ಲ. ಡೋಸಿಯರ್ ಅಂತ ಅಂದ್ರೆ ಲ್ಯಾಟಿನ್ ನಲ್ಲಿ ಪಾಠ ಮಾಡೋದು, ತಿಳುವಳಿಕೆ ಕೊಡೋದು, ಟು ಟೀಚ್ ಅಂತ ಅನ್ನುವಂತ ಅರ್ಥ. ಅಂದ್ರೆ ಶಿಕ್ಷಣವನ್ನ ಕೊಡುವಂಥದ್ದು ಡೋಸಿಯರ್ ಅನ್ನುವಂಥ ಪದ. ಅಂದ್ರೆ ಡಾಕ್ಟ್ರು ಅಂತಂದ್ರೆ ಅವರ ಅರ್ಥ ಪಾಠವನ್ನ ಹೇಳಿಕೊಡುವಂಥದ್ದು, ಕೇವಲ ಕಾಯಿಲೆಯನ್ನ ಗುಣ ಮಾಡೋದು ಅಲ್ಲ ಅನ್ನುವಂಥ ಅರ್ಥದಲ್ಲಿ ಬಂದಿದ್ದು. ಅಂದ್ರೆ ಅದು ಇಂಗ್ಲಿಷ್ ಅಲ್ಲಿ ಸರಿ ಅಥವಾ ಲ್ಯಾಟಿನ್ ಅಲ್ಲಿ ಸರಿ, ಕನ್ನಡದಲ್ಲಿ ಏನು ಅನ್ನೋ ಪ್ರಶ್ನೆ ನಿಮಗೆ ಬರ್ಬೋದು ಅಲ್ವಾ. ಕನ್ನಡದಲ್ಲೂ ಕೂಡ ಡಾಕ್ಟರ್ ಅನ್ನೋದಕ್ಕೆ ಎಲ್ರಿಗೂ ಗೊತ್ತು ವೈದ್ಯರು ಅಂತಾರೆ. ಈ ವೈದ್ಯ ಅನ್ನುವಂಥದ್ದು ಸಂಸ್ಕೃತದ ಮೂಲದಿಂದ ಬಂದಿರುವಂತಹ ವಿದ್ಯೆ ಅನ್ನುವಂಥ ಪದದಿಂದ ಬಂದಿರುವಂಥದ್ದು. ವಿದ್ಯೆಯನ್ನ ಬಲ್ಲವನೇ ವೈದ್ಯ ಅನ್ನುವಂಥದ್ದು. ಅಂದ್ರೆ ಕೇವಲ ಟೀಚ್ ಮಾಡೋದಲ್ಲ, ಹೇಳಿಕೊಡೋದಲ್ಲ, ತಿಳುವಳಿಕೆ ಜ್ಞಾನವನ್ನ ಪಸರಿಸುವಂತವನು ಅವನು ವೈದ್ಯ ಅನ್ನುವಂಥದ್ದು. ವಿದ್ಯೆಯಿಂದ ವೈದ್ಯನಾಗ್ತಾನೆ. ಅಂದ್ರೆ ಕಲಿಯೋದ್ರಿಂದ ಮಾತ್ರ ಅಲ್ಲ, ಕಲಿಸೋದನ್ನು ಕೂಡ ವೈದ್ಯನಾಗ್ತಾನೆ ಅನ್ನೋದು. ಹಾಗಾದ್ರೆ ಏನನ್ನ ಕಲಿಸ್ತಾರೆ, ಕಲಿಸೋರೆಲ್ಲರೂ ವೈದ್ಯರೇ ಅನ್ನೋ ಪ್ರಶ್ನೆ ಬರುತ್ತೆ. ನೀವು ನೋಡಿರ್ಬೋದು ಎಷ್ಟೋ ಜನ ನೀವು ನಿಜವಾದ ಡಾಕ್ಟ್ರ ಅಂತ ಎಷ್ಟೋ ಪ್ರಶ್ನೆ ಮಾಡ್ತಾರೆ, ಅಥವಾ ಡಿಗ್ರಿ ಡಾಕ್ಟ್ರ ಅಂತ ಎಷ್ಟೋ ಸಲಿ ಡಾಕ್ಟರೇಟ್ ಅನ್ನೋ ಪದವಿ ಪ್ರದಾನ ಮಾಡ್ತಾರೆ. ಯಾರಿಗೆ? ವಿಜ್ಞಾನಿಗಳಿಗೆ. ಯಾವುದೋ ಒಂದು ಸಂಶೋಧನೆಯಲ್ಲಿ ಹೆಚ್ಚು ಕೆಲಸ ಮಾಡಿ ಆಳವಾದ ಅಧ್ಯಯನ ಮಾಡಿದಂಥವ್ರಿಗೆ ಡಾಕ್ಟರ್ ಅಂತ ಏನೋ ಪ್ರಶಸ್ತಿಯನ್ನು ಕೂಡ ಕೊಡ್ತಾರೆ. ವಿಜ್ಞಾನ ಕ್ಷೇತ್ರದಲ್ಲಿ ಸೈಂಟಿಸ್ಟ್ಗಳಿಗೆ, ವಿಜ್ಞಾನಿಗಳಿಗೆ. ಹಾಗಾದ್ರೆ ಅವರು ಡಾಕ್ಟ್ರೇನೆ. ವಿಶಾಲ ಅರ್ಥದಲ್ಲಿ ಡಾಕ್ಟ್ರು ಅಂತಂದ್ರೆ
ವಿಜ್ಞಾನವನ್ನ ಅಥವಾ

ವಿಶೇಷವಾದ ಜ್ಞಾನವನ್ನ ಪಸರಿಸುವಂತವ್ರು, ಅದರ ಕುರಿತು ಆಳವಾಗಿ ಅಧ್ಯಯನ ಮಾಡಿದಂಥವ್ರು, ಅದರ ಕುರಿತು ಸಂಶೋಧನೆ ಮಾಡಿದವರು, ಎಲ್ಲರನ್ನೂ ಕೂಡ ಒಳಗೊಂಡವರು ವೈದ್ಯರ. ಹಾಗಾದ್ರೆ ಡಾಕ್ಟರ್ ಅಂದ್ರೆ ಏನೇನೆಲ್ಲ ಆಗ್ಬೋದು? ಡಾಕ್ಟರ್ ಅಂದ್ರೆ ಕೇವಲ ಗುಣಪಡಿಸೋನು ಮಾತ್ರ ಅಲ್ಲ, ಆದ್ರೆ ಅವರು ಕಾಯಿಲೆಯನ್ನ ಪತ್ತೆ ಹಚ್ಚುವಂತ ಪತ್ತೆದಾರಿಯೂ ಕೂಡ ಆಗ್ಬೋದು. ನೀವು ಶರ್ಲಾಕ್ ಹೋಮ್ಸ್ ಅನ್ನುವಂತ ಒಂದು ಪ್ರಸಿದ್ಧ ನಾಟಕಕಾರರ ಕಾದಂಬರಿಕಾರರ ಕಥೆಗಳನ್ನ ಕೇಳಿದ್ರೆ ಅದರಲ್ಲಿ ಡಿಟೆಕ್ಟಿವ್ ಏನಿದೆ, ಶರ್ಲಾಕ್ ಹೋಮ್ಸ್ ಅನ್ನುವಂತ ಡಿಟೆಕ್ಟಿವ್ ಏನಿದ್ದಾರೆ, ಅವರು ಅವರ ಎಲ್ಲ ಏನು ಒಂದು ಪತ್ತೆದಾರಿಕೆ ಕೆಲಸಕ್ಕೆ ಅವಲಂಬಿತ ಆಗುವಂತದ್ದು ಡಾಕ್ಟರ್ ವ್ಯಾಟ್ಸನ್ ಅನ್ನುವಂತ ವೈದ್ಯರ ಸಹಕಾರದಿಂದ. ಹೇಗೆ ಸಾಧ್ಯ? ಯಾಕಪ್ಪ ಅಂತಂದ್ರೆ, ಡಾಕ್ಟರು ಕಾಯಿಲೆಯನ್ನ ಪತ್ತೆ ಮಾಡೋದನ್ನ ಯಾವಾಗ್ಲೂ ಕಂಡುಹಿಡಿತಾ ಇರ್ತಾರಲ್ವ, ನಿನ್ಗೇನ್ ಕಾಯಿಲೆ ಇದೆ, ಏನ್ ಯಾತಕ್ಕೆ ಕಾಯಿಲೆ, ಈ ಕಾಯಿಲೆ ಬಂತು, ಎಲ್ಲಿಂದ ಬಂತು, ಹೇಗ್ ಬಂತು, ಯಾಕೆ ಬಂತು ಅನ್ನುವಂಥದ್ದು. ಅದಕ್ಕೆ ಅವರು ಡಾಕ್ಟರ್ ವ್ಯಾಟ್ಸನ್ ಈ ತರ ಚೆನ್ನಾಗಿ ಕಂಡಿಡಿತಾನೆ ಅಂತ ಅನ್ನುವಂಥ ಶರ್ಲಾಕ್ ಹೋಮ್ಸ್ ಅನ್ನುವಂಥವ್ರು ಡಾಕ್ಟರ್ ವ್ಯಾಟ್ಸನ್ ಮೇಲೆ ಅವಲಂಬಿತರಾಗಿದ್ದಂಥದ್ದು. ಸೊ ಪತ್ತೆದಾರಿ ಕೆಲಸ ನಾವು ಮಾಡ್ತೀವಿ ನಿಮ್ ದೇಹದೊಳಗೆ, ಆ ಕ್ರಿಮಿ ಇದೆಯಾ, ಈ ಕಾಯಿಲೆ ಇದೆಯಾ, ಇನ್ನೊಂದಿದೆಯಾ ಅಂತ ಟೆಸ್ಟ್ಗಳನ್ನ ಬರಿತೀವಲ್ವಾ, ಅದ್ ಮಾಡಿದಾಗ ಡಿಟೆಕ್ಟಿವ್ ಕೆಲಸನೂ ಮಾಡ್ತೀವಿ. ಜೊತೆಗೆ ಈ ಕಾಯಿಲೆ ಯಾಕೆ ಬಂದಿರಬಹುದು ಅನ್ನುವಂಥ ಸಂಶೋಧನೆಯೂ ಕೂಡ ಮಾಡ್ತೀವಿ, ರಿಸರ್ಚ್ ಕೂಡ ಮಾಡ್ತೀವಿ ಸೈಂಟಿಸ್ಟ್ ತರ. ಹಾಗೇನೆ ಕೇವಲ ಅಷ್ಟು ಮಾಡಿದ್ರೆ ಸಾಕ ಇಲ್ಲ, ನಾವ್ ಇದನ್ನ ಜನಕ್ಕೆ ತಿಳುವಳಿಕೆನೂ ಕೂಡ ಕೊಡ್ಬೇಕು. ಆಗ್ಲೇ ಹೇಳ್ದಾಗೆ ಎಕ್ಸ್ಪ್ಲೇನ್ ಮಾಡ್ಬೇಕು, ಟೀಚ್ ಮಾಡ್ಬೇಕು ನಾಲ್ಕು ಜನಕ್ಕೆ. ಯಾರಿಗೆ? ಜನಕ್ಕೂ ಹೇಳ್ಬೇಕು, ಅಷ್ಟಾಗ್ ಬರುವಂತ ಜೂನಿಯರ್ ಡಾಕ್ಟರ್ಗಳಿಗೆ ಅಥವಾ ಯಂಗ್ ಮೆಡಿಕಲ್ ಸ್ಟೂಡೆಂಟ್ಗಳಿಗೆ ಪಾಠನೂ ಕೂಡ ಹೇಳಬೇಕು. ಯಾವ ತರದಲ್ಲಿ ನೋಡಬೇಕು ಪೇಷಂಟ್ನ, ಅಥವಾ ಪೇಷಂಟ್ ಸಮಸ್ಯೆ ಇದ್ದಾಗ ಯಾವ ತರದಲ್ಲಿ ನಾವು ಎಚ್ಚೆತ್ತುಕೊಳ್ಬೇಕು ಅನ್ನುವಂಥ ಅಷ್ಟೇನ ಕೆಲಸ. ಅದು ಮಾತ್ರ ಅಲ್ಲ, ಡಾಕ್ಟ್ರು ಇದನ್ನ ನೋಡಪ್ಪ ಇದು ಎ ಬಿ ಸಿ ಡಿ ಇ ಎಫ್ ಜಿ ಹೆಚ್ ಅಂತ ಅನ್ಕೊಂಡು ಹೇಳ್ಕೊಂಡು ಹೋಗ್ಬಿಟ್ರೆ ಮುಗೀತಾ? ಎಲ್ರಿಗೂ ಅರ್ಥ ಆಗತ್ತಾ ಪಾಠ ಹೇಳ್ಕೊಡೋದು ಅಂತಂದ್ರೆ? ನೋಟ್ಸ್ ಡಿಕ್ಟೇಟ್ ಮಾಡ್ದಂಗೆ ಆಗಲ್ಲ, ಪೇಷಂಟ್ ಗೊತ್ತಾಗತ್ತಾ? ಕನ್ಫ್ಯೂಸ್ ಆಗಿ ಕಣ್ಣು ಬಾಯಿ ಬಿಟ್ಕೊಂಡು ನೋಡ್ತಾ ಇರ್ತಾನೆ ಡಾಕ್ಟರ್ ಬಂದು ಎ ಬಿ ಸಿ ಡಿ ಅಂತ ಬುಲೆಟ್ ಪಾಯಿಂಟ್ ಅಲ್ಲಿ ಹೇಳ್ಕೊಂಡು ಹೋದ್ರೆ. ಯಾಕಂದ್ರೆ ಪೇಷಂಟ್ ಆದಾಗ ನಿಮ್ಗೆ ಎಷ್ಟೊಂದು ಆತಂಕಗಳಿರ್ತವೆ, ಭಯ ಇರ್ತವೆ, ಗಾಬರಿ ಇರ್ತವೆ. ಈಗಲೂ ಕೂಡ ಮಕ್ಕಳೇ ಸಾಮಾನ್ಯವಾಗಿ ಯಾರು ತುಂಬಾ ಗಲಾಟೆ ಮಾಡ್ತಿದ್ರೆ ಈಗಲೂ ಬರ್ತಾರೆ ಅಪ್ಪ ಅಮ್ಮಂದ್ರುಗಳು ಒಂದ್ ಮಗುನ್ ಕರ್ಕೊಂಡು, ಮಗು ನನ್ ರೂಮಿಗೆ ಬಂದ ತಕ್ಷಣ ಕಿತಾರ ಕಿಚ್ಚಿಕೊಳಕ್ ಶುರು ಮಾಡತ್ತೆ ಹೊರಗಡೆ ಹೋಗ್ಬೇಕು ಅಂತ. ಯಾಕೆ ಹೊರಗಡೆ ಹೋಗ್ಬೇಕು ಅಂತ ಕಿರ್ಚ್ಕೊಳತ್ತಿ ಅಂತ ನನ್ಗೆ ಆಶ್ಚರ್ಯ. ಆಗ್ಲೇ ಅಪ್ಪ ಅಮ್ಮ ಹೇಳ್ತಾರೆ, ಏಯ್ ಅಳಗ್ ನಿಲ್ಸು, ಬಾಯ್ ಮುಚ್ಚು, ಇಲ್ಲಾಂದ್ರೆ ನೋಡು ಡಾಕ್ಟರ್ ಹತ್ರ ಇಂಜೆಕ್ಷನ್ ಕೊಡ್ಸ್ಬಿಡ್ತೀನಿ. ಮಗು ಅಳ್ತಾ ಇರೋದ್ ಯಾಕೆ? ಹಿಂಗೆ ಹೇಳಿ ಹೇಳಿ ಎದುರಿಸೋದ್ರಿಂದ ಅಪ್ಪ ಅಮ್ಮ ಡಾಕ್ಟರ್ ಅಂದ್ರೆ ಇಂಜೆಕ್ಷನ್ ಕೊಡೋರು ಅಂತ ನಂತರದಲ್ಲಿ. ಹೌದಾ, ಬರೀ ಇಂಜೆಕ್ಷನ್ ಕೊಡ್ತಾರೆ? ಇಂಜೆಕ್ಷನ್ ಕೊಡೋದು ಪಾಪ ನರ್ಸು ಸಿಸ್ಟ್ರು. ಆದ್ರೆ ಡಾಕ್ಟರ್ ರೂಮ್ ಕರ್ಕೊಂಡ್ ಬರುವಾಗೆಲ್ಲ ಹೇಳ್ಕೊಂಡ್ ಬರೋದು, ನೋಡು ನೀನ್ ಹತ್ರ ಗಲಾಟೆ ಮಾಡಿದ್ರೆ, ಊಟ ಮಾಡ್ಲಿಲ್ಲ ಅಂತಂದ್ರೆ ಇಂಜೆಕ್ಷನ್ ಕೊಡ್ತೀನಿ ಅಂತ. ಇದೇ ತರ ನಂಗೂ ಹೇಳಿಸ್ತಾರೆ, ನೋಡಿ ಡಾಕ್ಟ್ರೆ ನೋಡಿ ಇವ್ರಿಗೆ ಚೆನ್ನಾಗಿ ಬುದ್ಧಿ ಹೇಳಿ, ಬರೀ ಚಾಕ್ಲೇಟ್ ತಿಂತಾಳೆ, ಐಸ್ ಕ್ರೀಮ್ ತಿಂತಾಳೆ, ಅಥವಾ ಬರೀ ಬೇಕರಿ ತಿಂಡಿ ಬೇಕು ಅಂತ ಕೇಳ್ತಾನೆ, ಒಂದು ಇಂಜೆಕ್ಷನ್ ಕೊಡಿ ಅವನಿಗೆ ಕೇಳಿದ್ರೆ ಅಂತ. ಆಗ ನಾನೇನು ಹೇಳ್ತೀನಿ ಗೊತ್ತಾ, ಯಾರಮ್ಮ ತೆಕ್ಕೊಡೋದು ಈ ಬೇಕರಿ ತಿಂಡಿ ಎಲ್ಲ? ಅಪ್ಪ ಅಮ್ಮ ತಾನೆ, ನೀವೇ ತಾನೆ, ಅಥವಾ ಮಾವ ತಾನೆ, ಅಥವಾ ಫ್ರೆಂಡ್ಸ್ ತಾನೆ? ಅವನ್ ಕರ್ಕೊಂಬನ್ನಿ, ಇವ್ರು ಕೇಳಿದ್ರು ಅಂತ ತೆಕ್ಕಡ್ಬೇಕಾ, ಫಸ್ಟ್ ಅವ್ರಿಗೆ ಇಂಜೆಕ್ಷನ್ ಕೊಡ್ತೀನಿ. ಸೊ ಏನಪ್ಪ ನಾವು ಮಾಡ್ತಿದೀವಿ ಅಂತಂದ್ರೆ, ಮತ್ತೆ ಡಾಕ್ಟರ್ ಅಂದ್ರೆ ಇಂಜೆಕ್ಷನ್ ಕೊಡೋರು ಅನ್ಕೋತೀವಿ. ಆದ್ರೆ ಡಾಕ್ಟರ್ ಕೆಲ್ಸ ಬರೀ ಇಂಜೆಕ್ಷನ್ ಕೊಡೋದಲ್ಲ, ಇಂಜೆಕ್ಷನ್ಗಳು ಯಾವ್ದು ಕೊಡ್ಬೇಕು ಹುಷಾರ್ ತಪ್ಪದ ಕೊಡ್ಬೇಕಾಗತ್ತೆ. ಆದ್ರೆ ಇಂಜೆಕ್ಷನ್ ಕೊಟ್ರೆ ಕಾಯಿಲೆ ಗುಣ ಆಗತ್ತೋ ಇಲ್ಲೋ ಅನ್ನುವಂತ ಒಂದು ಭರವಸೆಯನ್ನ ಕೊಡುವಂತದ್ದು, ಕಾಯಿಲೆಯಿಂದ ಯಾವ ತರ ತಪ್ಪಿಸ್ಕೊಳ್ಬೇಕು ಅನ್ನುವಂತ ಒಂದು ಕೌನ್ಸಿಲಿಂಗ್ ಆತ್ಮ ಸಮಾಲೋಚನೆ, ಅವ್ರ ಜೊತೆ ಒಂದು ಯನ್ನ ಮಾಡುವಂತದ್ದು, ಅವ್ರ ಜೊತೆ ಮಾತಾಡುವಂತದ್ದು, ಈ ತರ ಮಾಡಿದ್ರೆ ಹೀಗಾಗತ್ತೆ, ಈ ತರ ಮಾಡ್ಲಿಲ್ಲ ಅಂದ್ರೆ ಈ ತರ ಆಗತ್ತೆ ಅನ್ನುವಂತ ಹೇಳುವಂತಹ ಒಂದು ಜವಾಬ್ದಾರಿನೂ ಕೂಡ ವೈದ್ಯರ ಕೇಳುತ್ತೆ. ಅದಲ್ಲದೇನೆ ಇದೆಲ್ಲ ಅನ್ಬೇಕು ಅಂದ್ರೆ ಡಾಕ್ಟ್ರು ಜೀವನ ಪರ್ಯಂತ ಕಲಿತನೇ ಇರಬೇಕು. ಯಾಕಂದ್ರೆ ವೈದ್ಯಕೀಯ ಕ್ಷೇತ್ರದಲ್ಲಿ
ನಿನ್ನೆ ಇದ್ದ

ಅಂತದ್ದು ನಾಳೆಗೆ ಬಹಳಷ್ಟು ಬದಲಾವಣೆ ಆಗಿರ್ಬೋದು. ಹಲವಾರು ವರ್ಷಗಳ ಹಿಂದೆ ಟಿಬಿ ಅನ್ನೋ ಕಾಯಿಲೆ ಕೇಳಿರ್ಬೋದು, ಕ್ಷಯ, ಅದಕ್ಕೆ ಔಷಧಿನೇ ಇರ್ಲಿಲ್ಲ. ಈಗ ಆ ಕಾಯಿಲೆಗೆ ಔಷಧಿಯನ್ನ ಕಂಡುಹಿಡಿದಿದ್ದಾರೆ. ಮೊದಲು ಕ್ಯಾನ್ಸರ್ಗಳಿಗೆ ಔಷಧಿ ಇರ್ಲಿಲ್ಲ, ಈಗ ಹೊಸದಾಗಿ ಕ್ಯಾನ್ಸರ್ಗಳಿಗೆ ಔಷಧಿ ಕಂಡುಹಿಡಿದಿದ್ದಾರೆ. ಸಕ್ಕರೆ ಕಾಯಿಲೆ ಶುರುವಿನಲ್ಲಿ ಬರೀ ಇಂಜೆಕ್ಷನ್ ತಗೋಬೇಕು ಅಂತ ಅನ್ಸ್ತಿತ್ತು, ಈಗ ಮಾತ್ರೆಗಳನ್ನ ಕಂಡುಹಿಡಿದಿದ್ದಾರೆ. ಈ ತರ ಕಾಯಿಲೆ ಬಗ್ಗೆ ಹೊಸ ಹೊಸ ವಿಚಾರಗಳು, ಆರೋಗ್ಯ ಬಂದ ಬಗ್ಗೆ ಹೊಸ ಹೊಸ ವಿಚಾರಗಳು ಪ್ರತಿ ದಿನ ಪ್ರತಿ ಕ್ಷಣ ಬರ್ತಾನೆ ಇರುತ್ತೆ. ಅದನ್ನ ತಿಳ್ಕೊಳ್ಲಿಲ್ಲ, 60 ವರ್ಷದಿಂದ ಏನ್ ಕೊಟ್ಟಿದ್ನೋ ಅದನ್ನೇ ಇವತ್ತು ಕೊಡ್ತೀನಿ ಅಂತಂದ್ರೆ ಕಾಯಿಲೆ ಗುಣ ಆಗತ್ತಾ? ಇಲ್ಲ. ಹೊಸ ಹೊಸ ಕಾಯಿಲೆಗೆ ಹೊಸ ಹೊಸ ತರದಲ್ಲಿ ಮದ್ದು, ಹೊಸ ಹೊಸ ತರದಲ್ಲಿ ಚಿಕಿತ್ಸೆ ಕೊಡೋದಕ್ಕೆ ಡಾಕ್ಟ್ರು ಸದಾ ಕಾಲದಲ್ಲಿ ಪರಿಣತಿಯನ್ನ ಬೆಳೆಸ್ಕೊತಾ ಇರ್ಬೇಕು. ಹಾಗಾದ್ರೆ ಡಾಕ್ಟ್ರು ಅನ್ನುವಂಥದ್ದು ನಾನು ಆಗ್ಲೇ ಹೇಳದಾಗೆ ಒಬ್ಬ ಸೈಂಟಿಸ್ಟು ಆಗಿರ್ಬೇಕು, ಒಬ್ಬ ಟೀಚರು ಆಗಿರ್ಬೇಕು, ಒಬ್ಬ ಡಿಟೆಕ್ಟಿವು ಆಗಿರ್ಬೇಕು, ಒಬ್ಬ ಆಪ್ತ ಸಮಾಲೋಚಕರು ಆಗಿರ್ಬೇಕು, ಕೌನ್ಸಿಲರು ಆಗಿರ್ಬೇಕು, ಹಾಗೇನೆ ಜೀವಮಾನ ಪರ್ಯಂತ ಕಲಿಯುವಂತಹ ವ್ಯಕ್ತಿ ಆಗಿದ್ರೆ ಮಾತ್ರ ಅವನನ್ನ ಡಾಕ್ಟ್ರು ಅಂತ ಕರೆಯೋದಕ್ಕೆ ಸಾಧ್ಯ. ಹಾಗಾದ್ರೆ ಬರೀ ಕಲಿತಾನೆ ಇದ್ರೆ ಯಾವಾಗಪ್ಪ ನೀವು ಪ್ರಾಕ್ಟೀಸು ಅಂತ ಕೇಳೋದು, ಅದಕ್ಕೆ ಡಾಕ್ಟರ್ ಅದನ್ನ ಪ್ರಾಕ್ಟೀಸ್ ಅಂತ ಹೇಳೋದು. ಯಾವತ್ತು ಡಾಕ್ಟರ್ನ ಪ್ರಾಕ್ಟೀಸ್ ಇಲ್ಲದೆ ಡಾಕ್ಟರ್ ಆಗಲ್ಲ. ಏನ್ ಮಾಡ್ತೀರಾ ಅಂತಂದ್ರೆ ಪ್ರಾಕ್ಟೀಸ್ ಮಾಡಕ್ ಹೋಗಿದ್ದೆ ಅಂತ ಹೇಳ್ತಾರೆ ಡಾಕ್ಟರ್. ಅಂದ್ರೆ ಪ್ರತಿನಿತ್ಯ ಆ ಒಂದು ಜ್ಞಾನವನ್ನ ಅಳವಡಿಸ್ಕೊಳ್ಲಿಲ್ಲ ಅಂದ್ರೆ ಸೈಕಲ್ ಕಲಿತೆ ಅಂತ ಅಲ್ಲಿಗೆ ಬಿಡೋಂಗಿಲ್ಲ. ಸೈಕಲ್ ದಿನಾ ಪ್ರಾಕ್ಟೀಸ್ ಮಾಡ್ಬೇಕು, ಆಗ್ಲೇ ಸೈಕಲ್ ಮೇಲೆ ಪರಿಣಿತಿ ಬರುವಂತದ್ದು. ನಾನು ಹಾಡ್ ಕಲಿತೆ ಅಂತ ಹೇಳೋಂಗಿಲ್ಲ ಹೊಸದಾಗಿ, ಹಾಡನ್ನ ದಿನ ಹಾಡಿ ಹಾಡಿ ಹಾಡಿ ಹಾಡಿ ರಾಗಬದ್ಧವಾಗಿ ಬಂದ ಮೇಲೆ ಮಾತ್ರ ಅದು ಸುಶ್ರಾವ್ಯವಾದ ಹಾಡಾಗೋದು, ಪರಿಣಿತಿ ಬರುವಂತದ್ದು. ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್ ಅಂತ ಹೇಳ್ತಾರೆ. ಡಾಕ್ಟ್ರು ಜೀವಮಾನ ಪರ್ಯಂತ ಕಲಿತಾ ಇರ್ತಾರೆ, ಪ್ರಾಕ್ಟೀಸ್ ಮಾಡ್ತಾ ಇರ್ತಾರೆ. ಅಂದ್ರೆ ಅವರ ಕೌಶಲ್ಯವನ್ನ ಸ್ಕಿಲ್ ಅನ್ನುವಂಥದ್ದು ಏನಿದೆ ಅದನ್ನ ವೃದ್ಧಿ ಮಾಡ್ಕೋತಾ ಇರ್ಬೇಕು. ಒಬ್ಬ ಡಾಕ್ಟರ್ ಆಗಿರ್ಬೇಕಾದ್ರೆ ಕೇವಲ ಜ್ಞಾನ ಮಾತ್ರ ಸಾಕಾಗೋದಿಲ್ಲ, ಪ್ರಾಕ್ಟೀಸ್ ಕೂಡ ಇಂಪಾರ್ಟೆಂಟ್. ಹಾಗಾಗಿ ಎಷ್ಟೋ ಸಂದರ್ಭದಲ್ಲಿ ಕೆಲಸ ಡಾಕ್ಟ್ರು ಮಾಡುವಂತಹ ಟ್ರೀಟ್ಮೆಂಟು ಅಥವಾ ಡಾಕ್ಟ್ರು ಕಂಡಿಡಿದಂತ ಕಾಯಿಲೆ ತಪ್ಪಾಗೋ ಸಾಧ್ಯತೆಗಳಿರ್ತವೆ, ಅದು ನಮ್ಗೆ ಗೊತ್ತಿರ್ಬೇಕು. ಎಲ್ಲ ಸಂದರ್ಭಗಳಲ್ಲೂ ಕೂಡ ಡಾಕ್ಟ್ರು ಸರಿಯಾದ ಕಾಯಿಲೆಯನ್ನೇ ಹಚ್ತಾರೆ, ಸರಿಯಾಗಿ ಟ್ರೀಟ್ಮೆಂಟ್ ಕೊಡಕ್ 100% ಸರಿ ಇರ್ತಾರೆ. ಗ್ಯಾರಂಟಿ ಕೊಡ್ತೀರಾ ಡಾಕ್ಟ್ರೆ ಈ ಕಾಯಿಲೆ ಇದೆ ಅಂತನ, ಅಥವಾ ಈ ಕಾಯಿಲೆಗೆ ಈ ಟ್ರೀಟ್ಮೆಂಟ್ ಕೊಟ್ರೆ ಗುಣ ಆಗ್ಬಿಡತ್ತೆ ಅಂತ? ಯಾವ ಡಾಕ್ಟ್ರು ಗ್ಯಾರಂಟಿ ಕೊಡಕ್ ಆಗಲ್ಲ. ಅಂದ್ರೆ ಈ ಕಾಯಿಲೆ ಅನ್ನುವಂಥದ್ದು ಸತತವಾಗಿ ಬದಲಾಗ್ತಾ ಇರತ್ತೆ, ಪ್ರಾಕ್ಟೀಸ್ ಮಾಡ್ತಾನೆ ಇರ್ಬೇಕಾಗತ್ತೆ. ಇರೋ ವಿಜ್ಞಾನದಲ್ಲಿ, ಇರೋ ಕೌಶಲ್ಯದಲ್ಲಿ ನಾವು ಉತ್ತಮವಾದದ್ದನ್ನ ಆಯ್ಕೆ ಮಾಡಿ ನಾವು ಅದನ್ನ ಯಾವುದೇ ವ್ಯಕ್ತಿನ ಗುಣಪಡಿಸೋದಕ್ಕೆ ಪ್ರಯತ್ನ ಪಡ್ಬೇಕು. ಹಾಗಾಗಿ ಈ ಒಂದು ಮನೋಭಾವ ಏನಿದೆ ಆಗ ಹೇಳದ್ನಲ್ಲ ನಾನು, ಪ್ರಾಮಾಣಿಕತೆ, ಸತ್ಯ, ನಿಷ್ಠೆ, ಇವೆಲ್ಲವೂ ಕೂಡ ಸದಾ ಕಲಿಕೆ, ಇವೆಲ್ಲವೂ ಕೂಡ ಒಬ್ಬ ವ್ಯಕ್ತಿನಲ್ಲಿ ಇದ್ದಾಗ ಮಾತ್ರ ಆ ಡಾಕ್ಟ್ರು ಒಳ್ಳೆ ಡಾಕ್ಟರ್ ಆಗೋದಕ್ಕೆ ಸಾಧ್ಯ. ಹಾಗೇನೆ ಆ ಡಾಕ್ಟ್ರಿಗೆ ಇದೆಲ್ಲ ಇದ್ದು ಜ್ಞಾನ ಇದೆ, ತುಂಬಾ ಒಳ್ಳೆ ಡಾಕ್ಟ್ರು. ನೀವು ನೋಡಿದ ತಕ್ಷಣ ರೇಗ್ತಾ ಇರ್ತಾರೆ, ಬಂದ ತಕ್ಷಣ ಕಣ್ಣು ಮುಚ್ಕೊಂಡು ಕೇಳದೇನೆ ಮಗು ಅಳ್ತಿದೆ ಅಂತ ಬಹಳ ಗೊತ್ತಾಗ್ಬಿಡತ್ತೆ. ನೋಡಿದ ತಕ್ಷಣ ಅದ ತಕ್ಷಣ ವಯಸ್ಸಲ್ಲೇ ಡಾಕ್ಟರ್ ಕಾಯಿಲೆ ಕಂಡಿಡಿದು ಬಿಡ್ತಾರೆ. ಮಗು ಬಂದ ತಕ್ಷಣ ಇಂಜೆಕ್ಷನ್ ಚುಚ್ಚಿದ್ರೆ ನಿಮ್ಗೆ ಇಷ್ಟ ಆಗತ್ತಾ? ಆರೇ ದಿನ ಹೋಗಲ್ಲ, ಒಲ್ಲೆ ನಾನು ಹೋಗಲ್ಲ ಆ ಡಾಕ್ಟರ್ ಹತ್ರ ಅಂತ ಹೇಳ್ತೀರ. ಸಹಾನುಭೂತಿ ಅಂದ್ರೆ ಕಂಪ್ಯಾಷನ್ ಅಂತ ಇಂಗ್ಲಿಷ್ ಅಲ್ಲಿ ಕರೀತಾರೆ. ಆ ವ್ಯಕ್ತಿಗೆ ಆಗ್ತಾ ಇರ್ಬೋದಂತಹ ನೋವುಗಳನ್ನ, ನಲಿವುಗಳನ್ನ ಮಾಡಿಕೊಂಡು ಅದಕ್ಕೆ ಸರಿಯಾಗಿ ಸೂಕ್ತವಾಗಿ ಸ್ಪಂದಿಸಿ ಚಿಕಿತ್ಸೆಯನ್ನ ಕೊಟ್ರೆ ಮಾತ್ರ ಈಗ ಡಾಕ್ಟ್ರು ಅವನ ಎಲ್ಲ ವಿದ್ಯೆ, ಅವನ ಎಲ್ಲ ಬುದ್ಧಿ, ಅವನ ಎಲ್ಲ ಅನುಭವ ಅಥವಾ ಏನು ಕೌಶಲ್ಯ, ಸ್ಕಿಲ್ ಅನ್ನುವಂಥದ್ದು ಇವೆಲ್ಲವೂ ಕೂಡ ಸಾರ್ಥಕವಾಗೋದಕ್ಕೆ ಸಾಧ್ಯ. ಕಾಯಿಲೆ ಗುಣ ಆಗೋದ್ರ ಜೊತೆಗೆ ಒಬ್ಬ ವ್ಯಕ್ತಿ ಆರೋಗ್ಯವಂತನಾಗೋದಕ್ಕೆ ಸಾಧ್ಯ. ಇದಲ್ಲದೇನೆ ಈ ಡಾಕ್ಟ್ರು ಕೆಲಸ ಅನ್ನುವಂಥದ್ದು ಒಂದು ಪ್ರಶ್ನೆ. ಕೇವಲ ಡಾಕ್ಟ್ರ್ ಒಬ್ರೇ ಇದ್ರೆ ಎಲ್ರು ಗುಣ ಆಗ್ಬಿಡ್ತಾರ? ಖಂಡಿತ ಸಾಧ್ಯ ಇಲ್ಲ. ಡಾಕ್ಟ್ರು

0: ಒಂದು ತಂಡದ ಒಂದು ಮುಖ್ಯವಾದ ಒಂದು ಭಾಗ. ಡಾಕ್ಟರ್ ಎಷ್ಟು ಇಂಪಾರ್ಟೆಂಟ್? ಡಾಕ್ಟರ್ ಹೇಳಿದ್ರೆ ಇಂಜೆಕ್ಷನ್ ಕೊಡೋದಕ್ಕೆ ಒಬ್ರು ನರ್ಸ್ ಬೇಕಲ್ವಾ? ಅದು ಮೇಲ್ ನರ್ಸ್ ಆಗಿರ್ಬೋದು, ಫಿಮೇಲ್ ನರ್ಸ್ ಆಗಿರ್ಬೋದು, ಅದು ಸಿಸ್ಟರ್ ಆಗಿರ್ಬೋದು, ಬ್ರದರ್ ಆಗಿರ್ಬೋದು, ಅದನ್ನು ಇಂಜೆಕ್ಷನ್ ಕೊಡೋರು ಇಂಪಾರ್ಟೆಂಟ್. ಇಂಜೆಕ್ಷನ್ ಇದೇ ಇಂಜೆಕ್ಷನ್ ಅಂತ ಕೊಡೋದಕ್ಕೆ ಮೆಡಿಕಲ್ ಸ್ಟೋರ್ ಅಲ್ಲಿ ಫಾರ್ಮಸಿಸ್ಟ್ ಇರ್ತಾರಲ್ವಾ, ಔಷಧ ಉಪಚಾರಕರು. ಅವರು ಸರಿಯಾದ ಔಷಧಿ ಕೊಡ್ಲಿಲ್ಲ ಅಂತಂದ್ರೆ ಸರಿಯಾದ ಇಂಜೆಕ್ಷನ್ ಕೊಡಕ್ಕಾಗತ್ತ? ಇಲ್ಲ, ಅವ್ರು ಸರಿಯಾದ ಇಂಜೆಕ್ಷನ್ ಕೊಡ್ಬೇಕು. ಫಾರ್ಮಸಿಸ್ಟ್ ಆಲ್ಸೋ ಇಂಪಾರ್ಟೆಂಟ್. ಅದೇ ತರದಲ್ಲಿ ಲ್ಯಾಬ್ಗೆ ಏನೋ ಟೆಸ್ಟ್ ಬರೀತಾರೆ, ಲ್ಯಾಬ್ ಅಲ್ಲಿ ಬ್ಲಡ್ ಡ್ರಾ ಮಾಡೋರು ಟೆಕ್ನಿಷಿಯನ್ ಅಂತ ಕರೀತಾರೆ, ಅವ್ರು ಸರಿಯಾದ ರೀತಿಯಲ್ಲಿ ರಿಪೋರ್ಟ್ ಕೊಡ್ಲಿಲ್ಲ ಅಂದ್ರೆ ಡಾಕ್ಟರ್ ಕಾಯಿಲೆ ಗೊತ್ತಾಗತ್ತಾ? ಗೊತ್ತಾಗಲ್ಲ. ಲ್ಯಾಬ್ ಟೆಕ್ನಿಷಿಯನ್ನು ಕೂಡ ಇಂಪಾರ್ಟೆಂಟು. ಅದೇ ತರದಲ್ಲಿ ಇನ್ಯಾರೋ ಒಬ್ರಿಗೆ ಏನೋ ಮಾನಸಿಕವಾಗಿ ಸಮಸ್ಯೆ ಇರುತ್ತೆ, ಅವರಿಗೆ ಸಮಾಧಾನ ಮಾಡೋದಕ್ಕೆ ಡಾಕ್ಟರ್ ಜೊತೆಗೆ ಕೌನ್ಸಿಲರ್ಗಳಿರ್ತಾರೆ ಈ ತರ. ಈ ಅಥವಾ ಇನ್ಯಾರಿಗೋ ಮೂಳೆ ಗೊದ್ದಿರತ್ತೆ, ಮುಳುಕಿರತ್ತೆ, ನೋವಾಗಿರತ್ತೆ, ಅದಕ್ಕೆ ಥೆರಪಿಸ್ಟ್ ಗಳಿರ್ತಾರೆ, ಫಿಸಿಯೋಥೆರಪಿಸ್ಟ್, ಸ್ಪೀಚ್ ಥೆರಪಿಸ್ಟ್ಗಳು ಈ ತರ, ಅಥವಾ ಆಯುರ್ವೇದ ಥೆರಪಿಸ್ಟ್ಗಳು ಈ ತರ ಹಲವಾರು ಥೆರಪಿಸ್ಟ್ಗಳಿರ್ತಾರೆ. ಅವರು ಸರಿಯಾಗಿ ಮಸಾಜ್ ಮಾಡ್ಲಿಲ್ಲ ಅಂತಂದ್ರೆ, ಟ್ರೀಟ್ಮೆಂಟ್ ಕೊಡ್ಲಿಲ್ಲ ಅಂದ್ರೆ ಕಾಯಿಲೆ ಗುಣ ಆಗಲ್ಲ. ಯಾವುದೇ ವ್ಯಕ್ತಿ ಆರೋಗ್ಯವಂತನಾಗಿರ್ಬೇಕಂದ್ರೆ ಈ ಎಲ್ಲ ಅಂಡವಾಗಿ ಕೆಲಸ ಮಾಡೋದು ಬಹಳ ಮುಖ್ಯ ಆಗತ್ತೆ. ಡಾಕ್ಟ್ರು ಅಂದ್ರೆ ಒಬ್ಬ ತಂಡದ ಸದಸ್ಯ, ಡಾಕ್ಟ್ರು ಅಂದ್ರೆ ಕೇವಲ ತಂಡದ ನಾಯಕ ಅಲ್ಲ.
1: ಇದುವರೆಗೂ ಜ್ಞಾನದೀಪ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಎಂದರೆ ಯಾರು ಎಂಬ ವಿಷಯವನ್ನ ಕುರಿತು ಕಾರ್ಯಕ್ರಮವನ್ನು ಕೇಳ್ತಾ ಇದ್ದಾರೆ. ಕಾರ್ಯಕ್ರಮದಲ್ಲಿ ಮಾತನಾಡಿದವರು ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟ್ನ ಸಂಶೋಧನಾ ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ಕುಮಾರ್ ಜಿಎಸ್ ರವರು.
2: ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ರೇಡಿಯೋ ಗೆಳತಿ ಪ್ರೀತಿ. ಕೇಳುಗರೆ ಬೆಳೆ ಬೆಲೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರೆ, ಇದು ನಿನ್ನೆಯ ಮಾರುಕಟ್ಟೆ ಬೆಲೆ. ಬೀನೀಸ್ 30 ರೂಪಾಯಿ, ಪೆನ್ಸಿಲ್ ಬೀನೀಸ್ 50 ರೂಪಾಯಿ, ಮೆಣಸಿನಕಾಯಿ 20 ರೂಪಾಯಿ, ಸೌತೆಕಾಯಿ 22 ರೂಪಾಯಿ, ಎಂಸಿ 6 ರೂಪಾಯಿ, ಸುನಾಮಿ 80 ರೂಪಾಯಿ, ಎಳಬನ 6 ರೂಪಾಯಿ, ಗುಂಡು ಬದನೆಕಾಯಿ 18 ರೂಪಾಯಿ, ಕುಂಬಳಕಾಯಿ 6 ರೂಪಾಯಿ, ಹೀರೆಕಾಯಿ 28 ರೂಪಾಯಿ, ಪಡವಲಕಾಯಿ 16 ರೂಪಾಯಿ, ತೊಂಡೆಕಾಯಿ 35 ರೂಪಾಯಿ, ಹಾಗಲಕಾಯಿ 35 ರೂಪಾಯಿ, ಕಾಲಿಫ್ಲವರ್ 20 ರೂಪಾಯಿ, ಪೈರ್ 30 ರೂಪಾಯಿ, ದಪ್ಪ ಮೆಣಸಿನಕಾಯಿ 72 ರೂಪಾಯಿ, ಸೋರೆಕಾಯಿ 10 ರೂಪಾಯಿ, ಬದನೆಕಾಯಿ 18 ರೂಪಾಯಿ, ಕೋಸು 19 ರೂಪಾಯಿ, ಸೀಮೆ ಬದನೆಕಾಯಿ 22 ರೂಪಾಯಿ, ಬೆಂಡೆಕಾಯಿ 14 ರೂಪಾಯಿ, ಟೊಮೊಟೊ 15 ರೂಪಾಯಿ. ಕೇಳುಗರೆ, ಕೇಳಿದರಲ್ಲ ಕೃಷಿ ಉತ್ಪನ್ನ ಹಾಗೂ ತರಕಾರಿ ಮಾರುಕಟ್ಟೆ ಬೆಲೆಯನ್ನ. ಇಲ್ಲಿಗೆ ಬೆಳೆ ಬೆಲೆ ಕಾರ್ಯಕ್ರಮವನ್ನ ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಬೆಳೆ ಬೆಲೆ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೂ ಕೇಳ್ತಾರೆ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಜನಧ್ವನಿ. ನಮಸ್ಕಾರ.

0: ನಮ್ಮ ನಿಲಯದಿಂದ ಇನ್ನು ಮುಂದೆ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಗ್ರಹಗಳತ್ತ ಹರಿದ ಚಿತ್ತ ಎಂಬುದರ ಕುರಿತು ಕುಮಾರಿ ಸ್ಫೂರ್ತಿರವರು ನಡೆಸಿಕೊಡುವ ಕಾರ್ಯಕ್ರಮ ಬಿತ್ತರಗೊಳ್ಳಲಿದೆ. ಬನ್ನಿ ಆಲಿಸಿ ಬರೋಣ.
1: ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನಲಿ ಗೆಳತಿ ಸ್ಫೂರ್ತಿ ಸರಗೂರು. ಕೇಳುಗರ, ವಿಜ್ಞಾನ ವಿಸ್ಮಯ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರ, ಇವತ್ತಿನ ನಮ್ಮ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಗ್ರಹಗಳತ್ತ ಹರಿದ ಚಿತ್ತ, ಭೂಮಿ ಎಂಬ ವಿಷಯದ ಬಗ್ಗೆ ಮಾಹಿತಿಯನ್ನ ತಿಳಿಯೋಣ.

ಮಿಲ್ಲರ ಆವಾಸ ಸ್ಥಾನವಾದ ಮಿಲಿಯನ್ ಗಟ್ಟಲೆ ಚಿತ್ರ ವಿಚಿತ್ರ ಜೀವ ವೈದ್ಯಗಳ ಆವಾಸ ಸ್ಥಾನವಾದ ವಿಶಿಷ್ಟ ಹಾಗೂ ಏಕೈಕ ಗ್ರಹವೆಂದರೆ ಅದು ಭೂಗ್ರಹ. ಭೂಮಿಯು ಸೂರ್ಯನಿಂದ ಮೂರನೇ ಸ್ಥಾನದಲ್ಲಿ 150 ಮಿಲಿಯನ್ ಕಿಲೋಮೀಟರ್ ದೂರದಲ್ಲಿದೆ. ಐದನೆಯ ಅತಿ ದೊಡ್ಡ ಗ್ರಹವೆಂಬ ಹೆಗ್ಗಳಿಕೆಗೆ ಪಡೆದಿರುವ ಭೂಮಿಯು ಮೇಲ್ಮೈನ ಮೇಲೆ ಇಡೀ ಸೌರವ್ಯೂಹದಲ್ಲಿ ನೀರು ದ್ರವದ ರೂಪದಲ್ಲಿರುವುದು ಇದೊಂದೇ ಗ್ರಹದಲ್ಲಿ. ಶುಕ್ರ ಗ್ರಹಗಿಂತ ತುಸು ದೊಡ್ಡದಾದ ಭೂಮಿಯು ಸೂರ್ಯನಿಗೆ ಹತ್ತಿರವಾದ ಮತ್ತು ಶಿಲೆಗಳು ಲೋಹಗಳು ಘನವಸ್ತುಗಳಿಂದ ಕೂಡಿದ ನಾಲ್ಕು ಗ್ರಹಗಳಾದ ಬುಧ ಶುಕ್ರ ಭೂಮಿ ಹಾಗೂ ಮಂಗಳ ಗ್ರಹಗಳಲ್ಲಿನ ಅತಿ ದೊಡ್ಡದೆಂಬ ಹೆಗ್ಗಳಿಕೆಗೆ ಸಹ ಭೂಮಿಯಾಗಿದೆ. ಸುಮಾರು 4.5 ಬಿಲಿಯನ್ ವರ್ಷಗಳ ಹಿಂದೆ ಸೌರವ್ಯೂಹ ಪ್ರಸ್ತುತ ಸ್ವರೂಪಕ್ಕೆ ಬರುವಾಗ ಸುತ್ತುತ್ತಿದ್ದ ಅನಿಲ ಮೋಡಗಳು ಹಾಗೂ ಧೂಳಿನ ಕಣಗಳು ಗುರುತ್ವ ಬಲ ಸೆಳೆದುಕೊಂಡು ಒಂದುಗೂಡಿಸಿದಾಗ ಬಹುಶಃ ಭೂಮಿಯು ರಚನೆಗೊಂಡಿದೆ ಎನ್ನಬಹುದು. ಭೂಮಿಯ ರಚನೆಯಲ್ಲಿ ಕೇಂದ್ರದ ತಿರುಳು ಶಿಲಾವೃತ ಹೊದಿಕೆ ಮತ್ತು ಘನರೂಪದ ಮೇಲ್ಪದಗಳಿವೆ. ಸೂರ್ಯನ ಸುತ್ತ ಒಮ್ಮೆ ಪರಿಭ್ರಮಿಸಲು ತೆಗೆದುಕೊಳ್ಳುವ ಸುಮಾರು 355 ದಿನಗಳು ಇದನ್ನೇ ಒಂದು ಭೂವರ್ಷ ಎನ್ನಬಹುದು. ಹಾಗೂ ತನ್ನ ಅಕ್ಷದ ಸುತ್ತ ತಿರುಗಲು 24 ಗಂಟೆಗಳ ಕಾಲ ತೆಗೆದುಕೊಳ್ಳುತ್ತದೆ. ಭೂಮಿಯ ಕ್ರಿಯಾಶೀಲ ಪರ್ವತಗಳು ಕಣಿವೆಗಳು ಬಯಲು ಪ್ರದೇಶಗಳು ಬಹುಪಾಲು ನೀರು ಅಂದರೆ ದ್ರವ ರೂಪದಲ್ಲಿ ಹಾಗೂ ಶಿಲೆಗಳಿಂದ ಕೂಡಿದ ಘನ ಮೇಲ್ಮೈಯುಳ್ಳ ಗ್ರಹವಾಗಿದೆ. ವಿಶೇಷವೆಂದರೆ ಭೂಮಿಯು ಸುಮಾರು 70% ಸಾಗರಗಳಿಂದ ಕೂಡಿದ ನೀರಿನಿಂದ ಆವೃತವಾಗಿದೆ. ಭೂಮಿಯ ಮೇಲಿನ ಬಹುಪಾಲು ಜ್ವಾಲಾಮುಖಿಗಳು ಸಾಗರದ ಗರ್ಭದಲ್ಲಿ ಅಡಗಿವೆ ಎನ್ನಲಾಗಿದೆ. ಇವುಗಳಲ್ಲಿ ಹವಾಯಿ ದ್ವೀಪದ ಮೌನಿಕೆಯ ಎಂಬ ಜ್ವಾಲಾಮುಖಿಯ ಬುಡದಿಂದ ತುದಿಯವರೆಗೆ ಇರುವ ಎತ್ತರ ಎವರೆಸ್ಟ್ ಪರ್ವತಕ್ಕಿಂತ ಎತ್ತರವಾಗಿದ್ದು ಅದು ಬಹುಪಾಲು ರಚನೆ ಸಾಗರದಲ್ಲಿ ಮುಳುಗಿದೆ. ಭೂಮಿಯ ಅತಿ ಉದ್ದವಾದ ಪರ್ವತ ಶ್ರೇಣಿ ಕೂಡ ಆರ್ಕಾಟಿಕ್ ಮತ್ತು ಅಟ್ಲಾಂಟಿಕ್ ಸಾಗರಗಳಲ್ಲಿ ಅಡಗಿದೆ. ಇದು ಆಂಡೀಸ್ ರಾಕಿ ಮತ್ತು ಹಿಮಾಲಯ ಪರ್ವತ ಶ್ರೇಣಿಗಳ ಒಟ್ಟು ಉದ್ದಕ್ಕಿಂತ ಹೆಚ್ಚು ಎನ್ನಲಾಗಿದೆ. ಸಾಗರ ಗರ್ಭವು ಅಪರಿಮಿತ ಜೀವ ವೈವಿಧ್ಯತೆಗಳ ಸಸ್ಯ ಸಂಕುಲಗಳಿಂದ ಕೂಡಿ ಸಂಪದ್ಭರಿತವಾದ ಆಗರ ಕೂಡ ಎನ್ನಬಹುದು. ಭೂಮಿಯ ಬಹಳ ವಿಶಿಷ್ಟ ಗುಣವೆಂದರೆ ಅದು ಸುತ್ತುವರೆದಿರುವ ಹಿತವಾದ ವಾತಾವರಣ. ಈ ವಾತಾವರಣದಲ್ಲಿ 78% ಸಾರಜನಕ ಹಾಗೂ 21% ಆಮ್ಲಜನಕವಿದ್ದು ಮಾನವನಿಗಷ್ಟೇ ಅಲ್ಲ ಅದರ ಎಲ್ಲ ಜೀವ ವೈವಿಧ್ಯತೆಯು ನೆಮ್ಮದಿಯಾಗಿ ಜೀವಿಸುವಂತಹ ಜೀವ ಸಂಕುಲಕ್ಕೆ ಉಸಿರಾಡಲು ಅತ್ಯುತ್ತಮ ಪರಿಸರವನ್ನು ಒದಗಿಸಿದೆ ಎಂದರೆ ಉತ್ಪ್ರೇಕ್ಷೆಯಲ್ಲ. ಇದೇ ವಾತಾವರಣ ಭೂಮಿಯನ್ನ ಸೂರ್ಯನಿಂದ ಬರುವ ಹಾನಿಕಾರಕ ಎಕ್ಸ್ ಕಿರಣಗಳನ್ನ ಹಾಗೂ ಅತಿ ನೇರಳ ಕಿರಣಗಳಂತಹ ಕೆಲವು ಹಾನಿಕಾರಕ ವಿಕಿರಣಗಳಿಂದ ಭೂಮಿಯನ್ನ ಅದರ ಮೇಲೆ ಸಕಲ ಜೀವ ಸಂಕುಲವನ್ನ ರಕ್ಷಿಸುತ್ತದೆ. ವಾತಾವರಣವು ಭೂಮಿಯನ್ನ ಅನೇಕ ರೀತಿಯ ಉಲ್ಕಾಪಾತಗಳಿಂದ ರಕ್ಷಿಸುತ್ತದೆ. ಇವುಗಳಲ್ಲಿ ಬಹುಪಾಲು ಭೂಮಿಯನ್ನ ತಲುಪುವ ಮುನ್ನ ವಾತಾವರಣದಲ್ಲಿನ ಘರ್ಷಣೆಯಿಂದಾಗಿ ವಿಭಜನೆಯಾಗಿ ಭೂಮಿಯ ಮೇಲೆ ತಲುಪುವ ಮುನ್ನವೇ ನಾಶ ಹೊಂದುತ್ತವೆ. ಇಂತಹ ಸುಂದರ ಸುರಕ್ಷಿತ ವಾತಾವರಣದ ಬಗ್ಗೆ ತೀವ್ರ ಕಾಳಜಿ ವಹಿಸಿ ಮಾನವ ಅನಿಯಂತ್ರಿತ ಹಾನಿಕಾರಕ ಕೈಗಾರಿಕಾ ಚಟುವಟಿಕೆಗಳು ಹಾಗೂ ಇತರೆ ಕಾರಣಗಳ ಫಲವಾಗಿ ಇದನ್ನು ಹಾಳು ಮಾಡುವುದು ಅನೇಕ ರೀತಿಯ ಕಲುಷಿತಗಳಿಂದ ಕಾಪಾಡುವುದು ಹೇಗೆ ಹಾಗೂ ಅತ್ಯಂತ ಜವಾಬ್ದಾರಿಯುತ ಹಾಗೂ ಆದ್ಯ ಕರ್ತವ್ಯವಾಗಿದೆ. ಭೂಮಿಯ ಹೆಚ್ಚು ಭಾಗ ನೀಲಿ ಬಣ್ಣದಾಗಿಲ್ಲ, ಆದರೆ ಭೂಮಿಯ ಮೇಲೆ ನೀರು ಹವಗೆಂಪು ನೇರಳೆ ಕಿರಣ ಅತಿನೇರಳೆ ಹಾಗೂ ಕೆಂಪು ಬಣ್ಣವನ್ನು ಹೀರಿಕೊಂಡು ನೀಲಿ ಬಣ್ಣವನ್ನು ಪ್ರತಿಫಲಿಸುವುದರ ಪರಿಣಾಮವಾಗಿ 70% ಭೂಮಿಯ ಬಾಹ್ಯಾಕಾಶದಿಂದ ನೀಲಿ ಬಣ್ಣದಾಗಿ ಕಾಣಿಸುತ್ತದೆ. ಚಂದ್ರ ಭೂಮಿಯ ಏಕೈಕ ಆಕರ್ಷಕ ಉಪಗ್ರಹ. ಪ್ರತಿಯೊಬ್ಬರಿಗೂ ಚಿರಪರಿಚಿತವಾದ ಚಂದ್ರ ಗ್ರಹದಲ್ಲಿ ಕಾಣಿಸುವ ಅತ್ಯಂತ ಪ್ರಕಾಶಮಾನವಾದ ಆಕಾಶಕಾಯ ಸುಮಾರು 384,000 ಕಿಲೋಮೀಟರ್ ದೂರದಲ್ಲಿರುವ ಭೂಮಿಯ ಸುತ್ತ ಸುಮಾರು 27 ದಿನಗಳಿಗೊಮ್ಮೆ ಸುತ್ತುತ್ತದೆ. ಜೊತೆಗೆ ತನ್ನ ಅಕ್ಷದ ಸುತ್ತಲೂ ಚಂದ್ರ 27 ದಿನಗಳಿಗೊಮ್ಮೆ ತಿರುಗುವುದರಿಂದ ಭೂಮಿಯಿಂದ ನಮಗೆ ಚಂದ್ರ ಮತ್ತು ಗೋಳಾರ್ಧ ಭಾಗ ಮಾತ್ರ ಕಾಣಿಸುತ್ತದೆ. ಉಳಿದರ್ಧ ಭಾಗ ನಿಗೂಢವಾಗಿಯೇ ಉಳಿದಿದೆ. ಭೂಮಿಯ ಸುತ್ತ ಯಾವುದೇ ರೀತಿ ಉಂಗುರ ವ್ಯವಸ್ಥೆ ಇಲ್ಲ. ಭೂಮಿಯ ತ್ವರಿತ ಗತಿಯ ಭ್ರಮಣ ಚಲನೆಯಿಂದಾಗಿ ಉಂಟಾಗುವ ಭೂಕೇಂದ್ರದಲ್ಲಿನ ದ್ರವ ರೂಪದ ಕಬ್ಬಿಣ ನಿಕಲ್ ಲೋಹಗಳಿಂದ ತಿರುಗುವ ಚಲನೆಯು ಭೂಮಿಯ ಸುತ್ತ ಕಾಂತಗೋಳವನ್ನು ಸೃಷ್ಟಿಸಿದೆ. 1,000 ಕಿಲೋಮೀಟರ್

0: ಉಂಗುರ ಪ್ರಭಾವವುಳ್ಳ ಈ ಕಾಂತಗೋಳವು ಭೂಮಿಯನ್ನ ಸೂರ್ಯನ ಹಾನಿಕಾರಿಕ ವಿಕಿರಣಗಳಿಂದ ರಕ್ಷಿಸುತ್ತದೆ ಹಾಗೂ ನಮ್ಮ ವಾತಾವರಣವನ್ನ ವಿದ್ಯುತ್ ಕಣಗಳಿಂದ ಪೂರಿತವಾದ ಸೌರ ಮಂಡಲಗಳಿಂದ ಶಿಥಿಲವಾಗುವುದನ್ನು ತಡೆಯುತ್ತದೆ. ಕೇಳುಗರೆ, ಕೇಳಿದ್ರಲ್ಲ ಎಷ್ಟೊತ್ತು ನಮ್ಮ ವಿಜ್ಞಾನ ಬಸ್ಮಿಯ ಕಾರ್ಯಕ್ರಮದಲ್ಲಿ ಗ್ರಹಗಳತ್ತ ಹರಿದ ಚಿತ್ತ ಭೂಮಿ ಎಂಬ ವಿಷಯದ ಬಗ್ಗೆ ಮಾಹಿತಿಯನ್ನ ಕೇಳ್ತಾ ಇದ್ರಿ. ಇಲ್ಲಿಗೆ ಇವತ್ತಿನ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣಂತ ಹೇಳ್ತಾ ಅಲ್ಲಿಯವರೆಗೂ ಕೇಳ್ತಾ ಇರಿ ಚಿನ್ನ ಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಚಿನ್ನ ಧ್ವನಿ. ನಮಸ್ಕಾರ.
1: ಇದುವರೆಗೂ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಗ್ರಹಗಳತ್ತ ಹರಿದ ಚಿತ್ತ ಎಂಬುದರ ಕುರಿತು ಕುಮಾರಿ ಸ್ಫೂರ್ತಿರವರು ನಡೆಸಿಕೊಟ್ಟ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮವನ್ನು ಕೇಳ್ತಾ ಇದ್ರಿ. ಇದು ನಿಮ್ಮ ನೆಚ್ಚಿನ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ 90.8 ಕಂಪನಾಂಕದಲ್ಲಿ ಸರ್ಗೂರಿನಿಂದ ಪ್ರಸಾರವಾಗುತ್ತಿದೆ.
2: ಎಲ್ಲರಿಗೂ ನಮಸ್ಕಾರ.
3: ನಾವು ಈ ದಿನ ಸ್ವರ್ಣಬಿಂದು ಪ್ರಾಶನದ ಬಗ್ಗೆ ತಿಳಿಸುತ್ತಿದ್ದೇವೆ.
2: ಸ್ವರ್ಣಬಿಂದು ಪ್ರಾಶನ ಎಂದರೆ ಏನು ಎಂದು ತಿಳಿದುಕೊಳ್ಳೋಣ.
3: ಸ್ವರ್ಣ ಎಂದರೆ ಚಿನ್ನ ಎಂದರ್ಥ, ಅಂದರೆ ಗೋಲ್ಡ್.
2: ಪ್ರಾಶನ ಎಂದರೆ ಸೇವನೆ ಅಥವಾ ಒಟ್ಟಿಗೆ ತೆಗೆದುಕೊಳ್ಳುವುದು ಎಂದರ್ಥ.
3: ಹುಟ್ಟಿದ ಮಗುವಿನಿಂದ ಹಿಡಿದು 16 ವರ್ಷದ ಮಕ್ಕಳವರೆಗೆ ಇದನ್ನು ಹಾಕಿಸಬಹುದು.
2: ಇದನ್ನು ನಾವು ವಿಶೇಷವಾಗಿ ಪುಷ್ಯ ನಕ್ಷತ್ರ ದಿನದಂದು ಹಾಕಲಾಗುತ್ತದೆ.
3: ಆಯುರ್ವೇದ ಹಾಗೂ ಗ್ರಂಥಗಳಲ್ಲಿ ಪುಷ್ಯ ನಕ್ಷತ್ರ ದಿನವನ್ನು ವಿಶೇಷ ದಿನವೆಂದು ಪರಿಗಣಿಸಲಾಗಿದೆ.
2: ಸ್ವರ್ಣಬಿಂದು ಪ್ರಾಶನದಿಂದ ಆಗುವಂತಹ ಉಪಯೋಗವೆಂದರೆ 3 ಪ್ರಕಾರಕ್ಕೆ ಹೆಚ್ಚು ಆದ್ಯತೆ ನೀಡುತ್ತದೆ.
3: ಮೊದಲನೆಯದಾಗಿ ಮೇಘ. ಮೇಘ ಎಂದರೆ ಬುದ್ಧಿಶಕ್ತಿಯನ್ನು ಹೆಚ್ಚಿಸುತ್ತದೆ.
2: ಎರಡನೆಯದಾಗಿ ಅಗ್ನಿ. ಅಗ್ನಿ ಎಂದರೆ ಜೀರ್ಣಕ್ರಿಯೆಯನ್ನು ಉತ್ತಮಪಡಿಸುತ್ತದೆ.
3: ಮೂರನೆಯದು ಬಲ. ಬಲ ಎಂದರೆ ಮಗುವಿನ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಜೊತೆಗೆ ಮಗುವಿಗೆ ಪದೇ ಪದೇ ಬರುವಂತಹ ನೆಗಡಿ, ಕೆಮ್ಮು, ಶೀತವನ್ನ ತಡೆಗಟ್ಟುತ್ತದೆ.
2: ಇದರ ಜೊತೆಗೆ ಮಗುವಿನ ದೈಹಿಕ ಮತ್ತು ಮಾನಸಿಕ ಬೆಳವಣಿಗೆಗೆ ಇದು ಬಹಳ ಅನುಕೂಲ ಮಾಡಿಕೊಡುತ್ತದೆ.
3: ಈ ಸೌಲಭ್ಯವು ನಮ್ಮ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಆಯುರ್ವೇದ ವಿಭಾಗದಲ್ಲಿ ಪ್ರತಿ ತಿಂಗಳು ಪುಷ್ಯ ನಕ್ಷತ್ರದಂದು ಸ್ವರ್ಣಬಿಂದು ಪ್ರಾಶನವನ್ನ ಹಾಕಲಾಗುತ್ತದೆ.
2: ಆದ್ದರಿಂದ ಎಲ್ಲ ಸಾರ್ವಜನಿಕರು ಮತ್ತು ಪೋಷಕರು ಇದನ್ನು ಸದುಪಯೋಗ ಪಡಿಸಿಕೊಳ್ಳಬೇಕೆಂದು ಕೇಳಿಕೊಳ್ಳುತ್ತಿದ್ದೇವೆ.
3: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಅಂಚಿಪುರ ರಸ್ತೆ, ಸರಗೂರು.
2: ದೂರವಾಣಿ ಸಂಖ್ಯೆ 7337765608.
3: ಮತ್ತೊಂದು ದೂರವಾಣಿ ಸಂಖ್ಯೆ 7760 292 11.
2: ಧನ್ಯವಾದಗಳು.

0: ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು?
1: ಜೀವನದಲ್ಲಿ ಸಮಚಿತ್ತತೆಯನ್ನು ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ?
0: ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ
1: ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನು ನೀಡುತ್ತದೆ.
0: ಬನ್ನಿ ಈ ಗೀತೆಯ ಸಾರವನ್ನು ತಿಳಿಯೋಣ.
1: ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ರವರ ಧ್ವನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ
0: ತಪ್ಪದೆ ಕೇಳಿ ಪ್ರತಿದಿನ ಬೆಳಗ್ಗೆ 8:35.
1: ಮರುಪ್ರಸಾರ 6:30 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ.
2: ನಮ್ಮ ನಿಲಯದಿಂದ ಇನ್ನು ಮುಂದೆ ಜ್ಞಾನಸುಧ ಕಾರ್ಯಕ್ರಮದಲ್ಲಿ ಆರೋಗ್ಯವೇ ಬದುಕಿನ ಅಮೂಲ್ಯ ನಿಧಿ ಎಂಬ ವಿಷಯವನ್ನು ಕುರಿತು ಕಾರ್ಯಕ್ರಮದಲ್ಲಿ ಮಾತನಾಡಲಿದ್ದಾರೆ ಶ್ರೀಯುತ ಪ್ರಕಾಶ್ ರವರು.

ಪ್ರಿಯ ಜನಧ್ವನಿ ಕೇಳುಗರಿಗೆಲ್ಲ ನಮಸ್ಕಾರ. ಇದು ಜನಧ್ವನಿ ರೇಡಿಯೋ. ಇದು 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಾನು ನಿಮ್ಮ ಬಾನುಲಿ ಗೆಳೆಯ ಪ್ರಕಾಶ್ ಸರಗೂರು. ಎಂದಿನಂತೆ ತಮ್ಮೆಲ್ಲರಿಗೂ ಜ್ಞಾನ

ಪ್ರಸ್ತುತ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕ ಸ್ವಾಗತವನ್ನು ಕೋರುತ್ತಿದ್ದೇನೆ. ಪ್ರಿಯ ಕೇಳುಗರೆ, ಇಂದಿನ ನಮ್ಮ ಜ್ಞಾನಸುಧ ಕಾರ್ಯಕ್ರಮದಲ್ಲಿ ಆರೋಗ್ಯವೇ ಬದುಕಿನ ಅಮೂಲ್ಯ ನಿಧಿ ಎಂಬ ವಿಷಯದ ಕುರಿತು ಮಾಹಿತಿಯನ್ನು ತಿಳಿದು ಬರೋಣ. ಆರೋಗ್ಯವೇ ಮಹಾಭಾಗ್ಯ, ಈ ಗಾದೆ ಮಾತು ಮಾನವನ ಜೀವನದ ಅತ್ಯಂತ ಶ್ರೇಷ್ಠ ಸತ್ಯವನ್ನು ಪ್ರತಿಪಾದಿಸುತ್ತದೆ. ಹಣ, ಆಸ್ತಿ, ಅಧಿಕಾರ, ವಿದ್ಯೆ, ಖ್ಯಾತಿ ಎಲ್ಲವನ್ನು ಗಳಿಸಿದರೂ ಆರೋಗ್ಯ ಇಲ್ಲದಿದ್ದರೆ ಅವುಗಳ ಸಾರ್ಥಕತೆ ಕ್ಷೀಣಿಸುತ್ತದೆ. ಆರೋಗ್ಯವಂತ ವ್ಯಕ್ತಿಯೇ ಜೀವನದ ಸವಾಲುಗಳನ್ನು ಧೈರ್ಯದಿಂದ ಎದುರಿಸಿ ತನ್ನ ಕನಸುಗಳನ್ನು ನನಸಾಗಿಸಬಲ್ಲನು. ಆದ್ದರಿಂದಲೇ ಆರೋಗ್ಯವನ್ನು ಎಲ್ಲ ಸಂಪತ್ತಿಗಿಂತ ಮಿಗಿಲಾದ ಸಂಪತ್ತು ಎಂದು ಪರಿಗಣಿಸಲಾಗಿದೆ. ಇಂದಿನ ಯಾಂತ್ರಿಕ ಮತ್ತು ಧಾವಂತ ಬದುಕಿನಲ್ಲಿ ಅನಾರೋಗ್ಯ, ಕರ ಆಹಾರ ಪದ್ಧತಿ, ದೈಹಿಕ ಚಟುವಟಿಕೆಯ ಕೊರತೆ, ಮಾನಸಿಕ ಒತ್ತಡ ಹಾಗೂ ಪರಿಸರ ಮಾಲಿನ್ಯದಿಂದ ಆರೋಗ್ಯ ಸಮಸ್ಯೆಗಳು ಹೆಚ್ಚುತ್ತಿವೆ. ಇಂತಹ ಸಂದರ್ಭದಲ್ಲಿ ಉತ್ತಮ ಆಹಾರ, ನಿಯಮಿತ ವ್ಯಾಯಾಮ, ಯೋಗ, ಸಮರ್ಪಕ ನಿದ್ರೆ ಮತ್ತು ಸಕಾರಾತ್ಮಕ ಮನೋಭಾವದ ಮೂಲಕ ಆರೋಗ್ಯ ಕಾಪಾಡಿಕೊಳ್ಳುವುದು ಪ್ರತಿಯೊಬ್ಬರ ಆದ್ಯತೆಯಾಗಬೇಕಿದೆ. ಆರೋಗ್ಯವಂತ ಸಮಾಜವೇ ಸುಭದ್ರ ರಾಷ್ಟ್ರದ ಅಡಿಪಾಯವಾಗಿರುವುದರಿಂದ ಆರೋಗ್ಯದ ಮಹತ್ವವನ್ನು ಅರಿತು ಅದನ್ನು ಜೀವನದ ಮಹತ್ವವನ್ನಾಗಿಸಿಕೊಳ್ಳುವುದು ಅನಗತ್ಯವಾಗಿದೆ. ಮನುಷ್ಯನಿಗೆ ಎಲ್ಲಕ್ಕಿಂತ ಮುಖ್ಯವಾದದ್ದು ಆರೋಗ್ಯ. ಆರೋಗ್ಯ ಸರಿಯಾಗಿದ್ದರೆ ಏನನ್ನು ಬೇಕಾದರೂ ಮಾಡಬಹುದು, ಯಾವುದೇ ಸಾಧನೆಗಳನ್ನಾದರೂ ಮಾಡಬಹುದು. ಹಣ, ಆಸ್ತಿ, ಅಧಿಕಾರ, ಸಂಪತ್ತುಗಳಿಂದ ಬಹು ಮುಖ್ಯವಾದುದು ಉತ್ತಮ ಆರೋಗ್ಯ. ಹಾಗಾಗಿಯೇ ಆರೋಗ್ಯವೇ ಮಹಾಭಾಗ್ಯ ಎನ್ನಲಾಗುತ್ತದೆ. ಪ್ರಸ್ತುತ ಸನ್ನಿವೇಶದಲ್ಲಿ ಮನುಷ್ಯರ ಬದಲಾದ ಜೀವನ ಶೈಲಿಯಿಂದಾಗಿ ಆರೋಗ್ಯದ ಮೇಲೆ ವ್ಯತಿರಿಕ್ತ ಪರಿಣಾಮಗಳುಂಟಾಗಿ ಆರೋಗ್ಯವನ್ನು ಹದಗೆಡಿಸಿಕೊಂಡು ನರಳುವುದು ಸರ್ವೇ ಸಾಮಾನ್ಯವಾಗಿದೆ. ಆದ್ದರಿಂದ ನಿಯಮಿತ ಆಹಾರ ಸೇವನೆ, ವ್ಯಾಯಾಮ ಮೊದಲಾದವುಗಳನ್ನು ಅಚ್ಚುಕಟ್ಟಾಗಿ ನಿರ್ವಹಿಸಿ ಆರೋಗ್ಯವನ್ನು ಕಾಪಾಡಿಕೊಳ್ಳುವುದು ಅಗತ್ಯವಾಗಿದೆ. ಹಿಂದಿನ ಕಾಲದಲ್ಲಿ ಚೆನ್ನಾಗಿ ತಿಂದು ಮೈಕೈಗೆ ಕೆಲಸ ಕೊಟ್ಟು ದೇಹವನ್ನು ಸದೃಢವಾಗಿಟ್ಟುಕೊಂಡು 80, 90, 100 ವರ್ಷಗಳವರೆಗೆ ಯಾವುದೇ ಗಂಭೀರವಾದ ಕಾಯಿಲೆಗಳಿಗೆ ತುತ್ತಾಗದೆ ಆರೋಗ್ಯವನ್ನು ಚೆನ್ನಾಗಿ ನೋಡಿಕೊಳ್ಳುತ್ತಿದ್ದರು. ಆದರೆ ಈಗ ಒತ್ತಡದ ಬದುಕಿನಿಂದಾಗಿ ಆರೋಗ್ಯವನ್ನು ಸಂಪೂರ್ಣವಾಗಿ ಕಡೆಗಣಿಸಿ ಬೇಡವಾದ ಆಹಾರವನ್ನು ಸೇವಿಸುತ್ತಾ ಅನಾರೋಗ್ಯಕ್ಕೆ ಒಳಗಾಗಿ ಅತಿ ಸಣ್ಣ ವಯಸ್ಸಿನಲ್ಲಿ ಗಂಭೀರ ಕಾಯಿಲೆಗಳಿಗೆ ತುತ್ತಾಗುತ್ತಿರುವುದನ್ನು ನಿಜಕ್ಕೂ ವಿಷಾದನೀಯ. ಆರೋಗ್ಯ ಮನುಷ್ಯನಿಗೆ ಅಗತ್ಯವಾಗಿ ಬೇಕಾಗಿದ್ದು ಅದನ್ನು ಚೆನ್ನಾಗಿ ನೋಡಿಕೊಂಡರೆ ಅಸಾಧ್ಯವಾದುದನ್ನು ಸಾಧ್ಯವಾಗಿಸಿಕೊಳ್ಳಬಹುದು. ದೈಹಿಕ ಆರೋಗ್ಯ, ದೈಹಿಕವಾಗಿ ಆರೋಗ್ಯವನ್ನು ಕಾಪಾಡಿಕೊಂಡರೆ ಕಾಯಿಲೆಗಳು ಬರದಂತೆ ತಡೆಗಟ್ಟಬಹುದು, ಕೆಲಸಗಳನ್ನು ಆಯಾಸವಿಲ್ಲದಂತೆ ನಿರ್ವಹಿಸಬಹುದು. ದೈಹಿಕ ಆರೋಗ್ಯವನ್ನು ಕಾಪಾಡಿಕೊಳ್ಳುವುದು ಅಗತ್ಯವಾದ ಅಂಶವಾಗಿದ್ದು ಆರೋಗ್ಯದ ಹಿತದೃಷ್ಟಿಯಿಂದ ಸದೃಢವಾಗಿರಲು ಸಹಾಯಕವಾಗಿರುತ್ತದೆ. ಮಾನಸಿಕ ಆರೋಗ್ಯ, ದೈಹಿಕ ಆರೋಗ್ಯದಂತೆ ಮಾನಸಿಕ ಆರೋಗ್ಯವು ಬಹಳ ಮುಖ್ಯ. ಪ್ರಸ್ತುತ ದಿನಗಳಲ್ಲಿ ಇದರ ಅಗತ್ಯ ಹೆಚ್ಚಾಗಿದೆ. ಮನಸ್ಸನ್ನು ಸಮತೋಲನದಲ್ಲಿಟ್ಟುಕೊಂಡು ಆಲೋಚನೆಗಳಲ್ಲಿ ಸ್ಪಷ್ಟತೆ ಹೊಂದಿ ಭಾವನೆಗಳನ್ನು ಸರಿಯಾಗಿ ಅರ್ಥೈಸಿಕೊಂಡು ಸರಿಯಾಗಿ ಕಾರ್ಯನಿರ್ವಹಿಸುವುದಕ್ಕೆ ಮಾನಸಿಕ ಆರೋಗ್ಯವು ಚೆನ್ನಾಗಿ ಇರಲೇಬೇಕು. ರೋಗ ನಿರೋಧಕ ಶಕ್ತಿ, ಯಾವುದೇ ಕಾಯಿಲೆಗಳು ಬಂದರೂ ಅದನ್ನು ಎದುರಿಸುವಂಥ ಶಕ್ತಿ ರೋಗ ನಿರೋಧಕಗಳಿಗಿರುತ್ತವೆ. ಈ ರೋಗ ನಿರೋಧಕ ಶಕ್ತಿ ಪ್ರತಿಯೊಬ್ಬರಲ್ಲಿಯೂ ಇರುತ್ತದೆ. ಇವುಗಳಿಂದ ಆರೋಗ್ಯವನ್ನು ಚೆನ್ನಾಗಿ ನೋಡಿಕೊಳ್ಳಲು ಸಾಧ್ಯವಿದೆ. ಉತ್ತಮ ಆರೋಗ್ಯಕ್ಕೆ ಅನುಸರಿಸಬೇಕಾದ ನಿಯಮಗಳು. ಉತ್ತಮವಾದ ಆರೋಗ್ಯ ಎಲ್ಲರ ಕನಸಾಗಿದ್ದು ಅದು ಪ್ರಯತ್ನವಿಲ್ಲದೆ ಸುಖ ಸುಮ್ಮನೆ ಬರುವುದಿಲ್ಲ. ಅದಕ್ಕೆ ದೇಹವನ್ನು ದಂಡಿಸುವ ಪೌಷ್ಟಿಕ ಆಹಾರ ಸೇವನೆ ಮಾಡಲೇಬೇಕಾಗಿರುತ್ತದೆ. ಕೇವಲ ಬಾಯಿಗೆ ರುಚಿಯಾಗಿರುವುದನ್ನು ಸೇವಿಸುವುದನ್ನು ಸಾಧ್ಯವಾದಷ್ಟು ಬಿಟ್ಟು ದೇಹಕ್ಕೆ ಅಗತ್ಯವಾಗಿ ಬೇಕಾಗಿರುವುದನ್ನು ಸೇವಿಸುವುದನ್ನು ರೂಢಿಸಿಕೊಳ್ಳಬೇಕಿದೆ. ಸಮತೋಲನ ಆಹಾರದ ಸೇವನೆ ಇಂದಿನ ಆಧುನಿಕ ಯುಗದಲ್ಲಿ ಮನೆಯ ಆಹಾರಕ್ಕಿಂತ ಬೀದಿ ಬದಿಯಲ್ಲಿ ಹಾಗೂ ಹೋಟೆಲ್ಗಳಲ್ಲಿ ಸಿಗುವ ಆಹಾರವನ್ನು ಸೇವಿಸುವವರ ಸಂಖ್ಯೆ ಹೆಚ್ಚಾಗುತ್ತಿದೆ. ಇದಕ್ಕೆ ಕಾರಣಗಳು ಏನೇ ಇದ್ದರೂ ಮನೆಯಲ್ಲಿ ಊಟ ಮಾಡುವುದನ್ನು, ದೇಹಕ್ಕೆ ಉಪಯುಕ್ತವಾದ ಪೌಷ್ಟಿಕವಾದ ಆಹಾರವನ್ನು ಸೇವಿಸುವುದನ್ನು ಅಭ್ಯಾಸ ಮಾಡಿಕೊಳ್ಳಬೇಕು. ಶುದ್ಧವಾದ ಹಣ್ಣು ತರಕಾರಿಗಳನ್ನು ತಿನ್ನುವ ಮೂಲಕ ಆರೋಗ್ಯವನ್ನು ಸಮತೋಲನದಲ್ಲಿ ಇಟ್ಟು

ಕಾಪಾಡಿಕೊಳ್ಳಬೇಕು. ರಾಗಿ ಮುದ್ದೆ, ಕಾಳುಗಳು, ಹಣ್ಣುಗಳ ಸೇವನೆಯಿಂದ ದೇಹಕ್ಕೆ ಅಗತ್ಯವಾದ ಪ್ರೋಟೀನ್ಗಳು ದೊರಕುತ್ತವೆ. ಇವುಗಳನ್ನು ಕಡೆಗಣಿಸಿ ಫಿಜ್ಜಾ, ಬರ್ಗರ್, ನೂಡಲ್ಸ್ ಮೊದಲಾದ ಜಂಕ್ ಫುಡ್ಗಳ ಸೇವನೆ ಅತಿಯಾದರೆ ಹಣ ಕೊಟ್ಟು ಆರೋಗ್ಯವನ್ನು ಹದಗೆಡಿಸಿಕೊಂಡು ಕಾಯಿಲೆಗಳನ್ನು ತಾವಾಗಿಯೇ ಕರೆದಂತಾಗುತ್ತದೆ.

ಮತ್ತೊಂದು ವಿಚಾರ ಜೊತೆ ಭೇಟಿಯಾಗ್ತೀನಿ, ಅಲ್ಲಿಯವರೆಗೆ ಕೇಳ್ತೇರಿ ಜನಧ್ವನಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ.

ಇದುವರೆಗೂ ಜ್ಞಾನಸುಧಾ ಕಾರ್ಯಕ್ರಮದಲ್ಲಿ ಆರೋಗ್ಯವೇ ಬದುಕಿನ ಅಮೂಲ್ಯ ನಿಧಿ ಎಂಬ ವಿಷಯವನ್ನ ಕುರಿತು ಕಾರ್ಯಕ್ರಮವನ್ನು ಕೇಳ್ತಾ ಇದ್ರಿ. ಕಾರ್ಯಕ್ರಮದಲ್ಲಿ ಮಾತನಾಡಿದವರು ಶ್ರೀಯುತ ಪ್ರಕಾಶ್ ರವರು.

0: ಸಮಯ ಆನಂದಮಯ, ಏಕೆಂದ್ರೆ ನಮ್ಮ ಜನಧ್ವನಿ ಕೇಳುಗರ ಹುಟ್ಟುಹಬ್ಬದ ಶುಭಾಶಯವನ್ನು ತಿಳಿಸುವಂತಹ ಸಮಯ.
1: ಸಂತಸದ ಜನುಮದಿನ ಆನಂದ ತುಂಬಲಿ ಸುದಿನ.
0: ಇಂದು ಎಚ್ಡಿಕೋಟೆ ತಾಲೂಕಿನ ಹೊಸಮಳ ಗ್ರಾಮದ ಪುಟಾಣಿ ಶಾನ್ವಿಕರವರು ತಮ್ಮ 8 ವರ್ಷದ ಹುಟ್ಟುಹಬ್ಬದ ಸಂಭ್ರಮಾಚರಣೆಯಲ್ಲಿದ್ದಾರೆ. ಅವರಿಗೆ ಶುಭ ಕೋರುವವರು ತಂದೆ ಸ್ವಾಮಿರವರು, ತಾಯಿ ಸುಮಾರವರು ಹಾಗೂ ತಾತ ಅಜ್ಜಿಯಾದ ಮುನಿಯಪ್ಪ, ಗೀತಾ ಹಾಗೂ ಪುಟ್ಟಮ್ಮರವರು, ಅತ್ತೆಯಾದ ಸುಮಾರವರು, ಮಾವ ಕಾರ್ತಿಕರವರು ಹಾಗೂ ಪುಟಾಣಿಗಳಾದ ಮನ್ವಿಕಾ, ಜೀವನ್ ಹಾಗೂ ಕುಟುಂಬ ವರ್ಗದವರು.

ದೇವರು ಸುಖ ಶಾಂತಿ ಆಯಸ್ಸು ಆರೋಗ್ಯ ನೆಮ್ಮದಿಯನ್ನು ಕರುಣಿಸಲಿ ಎಂದು ಆ ದೇವರಲ್ಲಿ ಪ್ರಾರ್ಥಿಸುತ್ತಾ ಅವರಿಗಾಗಿ ಸುಮಧುರ ಗೀತೆಯನ್ನು ಪ್ರಸ್ತುತಪಡಿಸಲಿದ್ದೇವೆ.

0: ಏನೇ ಆಳದ ಕೆಮ್ಮು ನಿಲ್ತಾನೆ ಇಲ್ವಲ್ಲಪ್ಪ.
1: ಯಾಕೆ ಸಿದ್ದಣ್ಣ ಇಷ್ಟೊಂದು ಕೆಮ್ತಿದ್ದೀರಾ? ಡಾಕ್ಟರ್ ತೋರಿಸತ್ತಾನೆ
2: ಬಪ್ಪ ಕುಮಾರ. ಅವನಿಗೆ ಎಷ್ಟು ಹೇಳಿದ್ರು ಅಷ್ಟೇನೆ, ಬುಕ್ ಬುಕ್ನ ಕೆಮ್ತಾನ.
3: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಕೆವೈ ಭಾರತಿ. ಮುಖ್ಯಾಂಶಗಳು: ದೇಶದ ಮೊದಲ ಖಾಸಗಿ ನಿರ್ಮಿತ ಉಪಗ್ರಹ ಉಡಾವಣಾ ನೌಕೆ ವಿಕ್ರಮ್ 1 ಇಸ್ರೋದ ಸತೀಶ್ ಧವನ್ ಬಾಹ್ಯಾಕಾಶ ಕೇಂದ್ರದಿಂದ ಯಶಸ್ವಿ ಉಡಾವಣೆ. ಭಯೋತ್ಪಾದನೆ ವಿರುದ್ಧ ಶೂನ್ಯ ಸಹಿಷ್ಣುತೆ, ಭಾರತದ ದೃಢ ನಿಲುವು, ರಕ್ಷಣಾ ಸಚಿವ ರಾಜನಾಥ್ ಸಿಂಗ್. ಪುಣೆಯಲ್ಲಿಂದು ಮೂರು ಪ್ರಮುಖ ರಾಷ್ಟ್ರೀಯ ಹೆದ್ದಾರಿ ಯೋಜನೆಗಳಿಗೆ ಕೇಂದ್ರ ಸಚಿವ ನಿತಿನ್ ಗಡ್ಕರಿ ಶಂಕುಸ್ಥಾಪನೆ. ಜಪಾನ್ ಓಪನ್ ಬ್ಯಾಡ್ಮಿಂಟನ್ ಮಹಿಳಾ ಸಿಂಗಲ್ಸ್ ಫೈನಲ್ ಪ್ರವೇಶಿಸಿದ ಭಾರತದ ಪಿವಿ ಸಿಂಧು. ಹಾಗೂ ಫಿಫಾ ವಿಶ್ವಕಪ್ ಫುಟ್ಬಾಲ್ ಮೂರನೇ ಸ್ಥಾನಕ್ಕಾಗಿ ಇಂದು ಮಧ್ಯರಾತ್ರಿ ಫ್ರಾನ್ಸ್ ಇಂಗ್ಲೆಂಡ್ ಸೆಣಸು. ವಾರ್ತೆಗಳ ವಿವರ: ಭಾರತದ ಮೊದಲ ಖಾಸಗಿ ನಿರ್ಮಿತ ಕಕ್ಷೀಯ ದರ್ಜೆಯ ರಾಕೆಟ್ ವಿಕ್ರಮ್ 1 ಇಂದು ಶ್ರೀಹರಿಕೋಟಾದಲ್ಲಿರುವ ಇಸ್ರೋದ ಸತೀಶ್ ಧವನ್ ಬಾಹ್ಯಾಕಾಶ ಕೇಂದ್ರದಿಂದ ಯಶಸ್ವಿಯಾಗಿ ಉಡಾವಣೆಗೊಂಡಿದೆ. ಹೈದರಾಬಾದ್ ಮೂಲದ ಸ್ಕೈರೂಟ್ ಏರೋಸ್ಪೇಸ್ ಸಂಸ್ಥೆ ಹಮ್ಮಿಕೊಂಡಿದ್ದ ಈ ಐತಿಹಾಸಿಕ ಪರೀಕ್ಷಾರ್ಥ ಉಡಾವಣೆಗೆ ಮಿಷನ್ ಆಗಮನ್ ಎಂದು ಹೆಸರಿಸಲಾಗಿತ್ತು. ಮಧ್ಯಾಹ್ನ 12:05 ಉಡಾವಣೆಗೊಂಡ ಈ 7 ಅಂತಸ್ತಿನ ಎತ್ತರದ 4 ಹಂತಗಳ ರಾಕೆಟ್ ದೇಶ ಹಾಗೂ ವಿದೇಶಗಳ ವಿವಿಧ ತಂತ್ರಜ್ಞಾನ ಪ್ರಾತ್ಯಕ್ಷಿಕ ಪೇಲೋಡ್ಗಳೊಂದಿಗೆ ಪ್ರಧಾನಿ ನರೇಂದ್ರ ಮೋದಿ ಸಂದೇಶ ಇರುವ ಪೋಸ್ಟ್ ಕಾರ್ಡ್ ಅನ್ನು ಹೊತ್ತೊಯ್ದಿದೆ. ತಾಂತ್ರಿಕ ಕಾರಣಗಳಿಂದಾಗಿ ನಿಗದಿತ ಸಮಯಕ್ಕಿಂತ 35 ನಿಮಿಷ ತಡವಾಗಿ ಉಡಾವಣೆಗೊಂಡಿತು. ಭಾರತದ ಬಾಹ್ಯಾಕಾಶ ಕಾರ್ಯಕ್ರಮದ ಪಿತಾಮಹ ವಿಕ್ರಮ್ ಸಾರಾಭಾಯಿ ಅವರ ಸ್ಮರಣಾರ್ಥ ಹೆಸರಿಸಲಾದ ಈ ರಾಕೆಟ್ ಅನ್ನು ಸಂಪೂರ್ಣ ಕಾರ್ಬನ್ ಕಂಪೋಸಿಟ್ ರಚನೆಯಿಂದ ನಿರ್ಮಿಸಲಾಗಿದೆ. ಇದು ದೇಶೀಯವಾಗಿ ಅಭಿವೃದ್ಧಿಪಡಿಸಲಾದ 3D ಪ್ರಿಂಟೆಡ್ ಎಂಜಿನ್ಗಳು ಮತ್ತು ಘನ ಇಂಧನ ರಾಕೆಟ್ ಬೂಸ್ಟರ್ಗಳನ್ನು ಒಳಗೊಂಡಿದೆ. ಈ ರಾಕೆಟ್ ಗ್ರಹ ಸ್ಪೇಸ್, ಕಾಸ್ಮೋಸರು, ಡಿ ಕ್ಯೂಬ್ಡ್ ಮತ್ತು ಸ್ಕೈರೂಟ್ನ ಸ್ಕೋಪ್ ಸಂಸ್ಥೆಗಳ ಪೇಲೋಡ್ಗಳ ಜೊತೆಗೆ ಕಾಸ್ಮಿಕ್ ಬ್ಲೂಮ್ ಎಂಬ ಕಲಾಕೃತಿಯನ್ನು ಬಾಹ್ಯಾಕಾಶಕ್ಕೆ ಕೊಂಡೊಯ್ದಿದೆ. ಯುವ ವಿಜ್ಞಾನಿಗಳ ತಂಡದ ಈ ಸಾಧನೆಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಶ್ಲಾಘನೆ ವ್ಯಕ್ತಪಡಿಸಿದ್ದು ದೂರವಾಣಿ ಮೂಲಕ ಮಾತನಾಡಿ ಅಭಿನಂದನೆ ಸಲ್ಲಿಸಿದ್ದಾರೆ. ಭಾರತದ ಪಾಲಿಗೆ ಭಯೋತ್ಪಾದನೆ ವಿರುದ್ಧದ ಶೂನ್ಯ ಸಹಿಷ್ಣುತೆ ಕೇವಲ ಹೇಳಿಕೆಯಲ್ಲ, ಬದಲಿಗೆ ದೃಢವಾದ ಕ್ರಿಯಾಯೋಜನೆಯಾಗಿದೆ ಎಂದು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ತಿಳಿಸಿದ್ದಾರೆ. ನವದೆಹಲಿಯಲ್ಲಿಂದು ಫೋರ್ಸಸ್ ಫಸ್ಟ್ ಸಮಾವೇಶ ಉದ್ದೇಶಿಸಿ ಮಾತನಾಡಿದ ಅವರು, ಅಗತ್ಯ ಬಿದ್ದರೆ ಭಾರತ ಶತ್ರುಗಳ ಹಡಗು ತಾಣಗಳಿಗೆ ನುಗ್ಗಿ ಭಯೋತ್ಪಾದಕರನ್ನು ಮಟ್ಟಹಾಕಲಿದೆ. ಆಪರೇಷನ್ ಸಿಂಧೂರ್ ಇದಕ್ಕೆ ಅತ್ಯುತ್ತಮ ಉದಾಹರಣೆಯಾಗಿದೆ ಎಂದರು. ಕಳೆದ 12 ವರ್ಷಗಳಲ್ಲಿ ಕೇಂದ್ರ ಸರ್ಕಾರ ರಕ್ಷಣಾ ವಲಯದ ಸ್ವಾವಲಂಬನೆಗೆ ಗರಿಷ್ಠ ಆದ್ಯತೆ ನೀಡಿದೆ. ಸಶಸ್ತ್ರ ಪಡೆಗಳ ಆಧುನೀಕರಣಕ್ಕಾಗಿ ಬಜೆಟ್ನ 75%ನ್ನು ದೇಶೀಯ ಉದ್ಯಮಿಗಳಿಗೆ ಕಾಯ್ದಿರಿಸಲಾಗಿದ್ದು

0: ಶೀಘ್ರದಲ್ಲೇ ನೂತನ ರಕ್ಷಣಾ ಸ್ವಾಧೀನ ಪ್ರಕ್ರಿಯೆ ಜಾರಿಗೆ ಬರಲಿದೆ ಎಂದು ತಿಳಿಸಿದರು. 2024ರಲ್ಲಿ 4,000 ಕೋಟಿ ರೂಪಾಯಿಗಳಿದ್ದ ದೇಶದ ರಕ್ಷಣಾ ಉತ್ಪಾದನೆ ದಾಖಲೆಯ 1.78 ಲಕ್ಷ ಕೋಟಿ ರೂಪಾಯಿಗೆ ತಲುಪಿದ್ದು ಈ ವರ್ಷ 2 ಲಕ್ಷ ಕೋಟಿ ರೂಪಾಯಿ ಮೈಲಿಗಲ್ಲು ದಾಟುವ ಗುರಿ ಹೊಂದಲಾಗಿದೆ ಎಂದು ಮಾಹಿತಿ ನೀಡಿದರು. ಕೇಂದ್ರ ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಸಚಿವ ನಿತಿನ್ ಗಡ್ಕರಿ ಹಾಗೂ ಮಹಾರಾಷ್ಟ ಮುಖ್ಯಮಂತ್ರಿ ದೇವೇಂದ್ರ ಫಡ್ನವೀಸ್ ಇಂದು ಪುಣೆಯಲ್ಲಿ 3 ಪ್ರಮುಖ ರಾಷ್ಟೀಯ ಹೆದ್ದಾರಿ ಯೋಜನೆಗಳಿಗೆ ಜಂಟಿಯಾಗಿ ಭೂಮಿ ಪೂಜೆ ನೆರವೇರಿಸಲಿದ್ದಾರೆ. ಈ ಯೋಜನೆಗಳಲ್ಲಿ ಪುಣೆ ಸಂಭಾಜಿನಗರ ಗ್ರೀನ್ ಫೀಲ್ಡ್ ಎಕ್ಸ್ಪ್ರೆಸ್ ವೇಯ ಮೊದಲ ಹಂತವಾಗಿರುವ ಕರಾಡಿ ಜಂಕ್ಷನ್ ಮತ್ತು ಶಿರೂರು ಬೈಪಾಸ್ ನಡುವಿನ 53 ಕಿಲೋಮೀಟರ್ ಉದ್ದದ ಷಡ್ಪಥ ರಸ್ತೆ, ಹಡಪ್ಸರ್ ಮತ್ತು ಯಾವತ್ ನಡುವಿನ 30.5 ಕಿಲೋಮೀಟರ್ ರಸ್ತೆ ಹಾಗೂ ತಲೆಗಾಂವ್ ಚಾಕನ್ ಶಿಖ್ರಾಪುರ ನಡುವಿನ 54.3 ಕಿಲೋಮೀಟರ್ ರಸ್ತೆ ಅಭಿವೃದ್ಧಿ ಕಾಮಗಾರಿಗಳು ಸೇರಿವೆ. ಈ ಯೋಜನೆಗಳು ಪುಣೆ ವಲಯದಲ್ಲಿ ವಾಹನ ದಟ್ಟಣೆಯನ್ನು ಕಡಿಮೆ ಮಾಡುವುದರ ಜೊತೆಗೆ ಕೈಗಾರಿಕಾ ಮತ್ತು ಆರ್ಥಿಕ ಪ್ರಗತಿಗೆ ವೇಗ ನೀಡಲಿವೆ. ಕಾರ್ಯಕ್ರಮದಲ್ಲಿ ಕೇಂದ್ರ ನಾಗರಿಕ ವಿಮಾನಯಾನ ರಾಜ್ಯ ಸಚಿವ ಮುರಳೀಧರ್ ಮೊಹೊಲ್, ಉಪಮುಖ್ಯಮಂತ್ರಿಗಳಾದ ಏಕನಾಥ್ ಶಿಂಧೆ, ಸುನೇತ್ರಾ ಪವಾರ್ ಸೇರಿದಂತೆ ಹಲವು ಗಣ್ಯರು ಉಪಸ್ಥಿತರಿರಲಿದ್ದಾರೆ. ರಾಷ್ಟ್ರಪತಿ ದ್ರೌಪದಿ ಮುರ್ಮು ನಾಳೆಯಿಂದ ಮಾಲ್ಡೋವಾ, ಉತ್ತರ ಮ್ಯಾಸಿಡೋನಿಯಾ ಮತ್ತು ರೊಮೇನಿಯಾ ದೇಶಗಳಿಗೆ ಅಧಿಕೃತ ಪ್ರವಾಸ ಕೈಗೊಳ್ಳಲಿದ್ದಾರೆ. ಈ ಕುರಿತು ನವದೆಹಲಿಯಲ್ಲಿ ಮಾಧ್ಯಮಗಳಿಗೆ ಮಾಹಿತಿ ನೀಡಿದ ವಿದೇಶಾಂಗ ಸಚಿವಾಲಯದ ಕಾರ್ಯದರ್ಶಿ ಸಿಬಿ ಜಾರ್ಜ್, ಇದೇ 25ರವರೆಗಿನ ಈ ಪ್ರವಾಸ ಆಯಾ ದೇಶಗಳ ಅಧ್ಯಕ್ಷರ ಆಹ್ವಾನದ ಮೇರೆಗೆ ಕೈಗೊಳ್ಳಲಾಗುತ್ತಿದೆ ಎಂದು ತಿಳಿಸಿದರು. ಈ ಭೇಟಿಯು ಐತಿಹಾಸಿಕ ಪ್ರಾಮುಖ್ಯತೆ ಹೊಂದಿದ್ದು ಭಾರತದ ರಾಷ್ಟ್ರಪತಿಯೊಬ್ಬರು ಮಾಲ್ಡೋವಾ ಮತ್ತು ಉತ್ತರ ಮ್ಯಾಸಿಡೋನಿಯಾ ದೇಶಗಳಿಗೆ ನೀಡುತ್ತಿರುವ ಮೊದಲ ದ್ವಿಪಕ್ಷೀಯ ಭೇಟಿ ಇದಾಗಿದೆ. ಇನ್ನು ರೊಮೇನಿಯಾ ದೇಶಕ್ಕೆ 3 ದಶಕಗಳ ನಂತರ ಭಾರತದ ರಾಷ್ಟ್ರಪತಿಯೊಬ್ಬರು ಭೇಟಿ ನೀಡುತ್ತಿದ್ದು, ಇದಕ್ಕೂ ಮುನ್ನ 1994ರಲ್ಲಿ ಭಾರತದ ರಾಷ್ಟ್ರಪತಿಯವರು ಅಲ್ಲಿಗೆ ಪ್ರವಾಸ ಕೈಗೊಂಡಿದ್ದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ನವದೆಹಲಿಯಲ್ಲಿ ಇಂದು ನಡೆಯಲಿರುವ ಪಿಂಚಣಿ ವ್ಯಾಜ್ಯಗಳ 2ನೇ ರಾಷ್ಟ್ರೀಯ ಕಾರ್ಯಾಗಾರದ ಅಧಿವೇಶನವನ್ನು ಉದ್ದೇಶಿಸಿ ಕೇಂದ್ರ ಸಿಬ್ಬಂದಿ, ಸಾರ್ವಜನಿಕ ಕುಂದುಕೊರತೆ ಮತ್ತು ಪಿಂಚಣಿ ಖಾತೆ ರಾಜ್ಯ ಸಚಿವ ಡಾ ಜಿತೇಂದ್ರ ಸಿಂಗ್ ಭಾಷಣ ಮಾಡಲಿದ್ದಾರೆ. ಎಲ್ಲಾ ಪಾಲುದಾರರ ನಡುವೆ ಉತ್ತಮ ಸಮನ್ವಯ ಸಾಧಿಸುವ ಮೂಲಕ ಪಿಂಚಣಿ ವ್ಯಾಜ್ಯಗಳ ನಿರ್ವಹಣೆಯನ್ನು ಸುಧಾರಿಸಲು ಸರ್ಕಾರ ಹೊಂದಿರುವ ಬದ್ಧತೆಯನ್ನು ಈ ಕಾರ್ಯಾಗಾರ ಪುನರುಚ್ಚರಿಸುತ್ತದೆ ಎಂದು ಸಚಿವಾಲಯ ತಿಳಿಸಿದೆ. ಕೇಂದ್ರ ಸರ್ಕಾರದ ಎಲ್ಲಾ ಸಚಿವಾಲಯಗಳು ಮತ್ತು ಇಲಾಖೆಗಳ ನೋಡಲ್ ಅಧಿಕಾರಿಗಳು ಹಾಗೂ ಕಾನೂನು ಸಲಹೆಗಾರರ ಸಮಿತಿಯು ಈ ಕಾರ್ಯಾಗಾರದಲ್ಲಿ ಭಾಗವಹಿಸಲಿವೆ. ಸಾಮಾಜಿಕ ಕಾರ್ಯಕರ್ತ ಸೋನಂ ವಾಂಗ್ಚುಕ್ ಅವರನ್ನು ಅಗತ್ಯ ವೈದ್ಯಕೀಯ ಆರೈಕೆಗಾಗಿ ಸರ್ಕಾರಿ ಆಸ್ಪತ್ರೆಗೆ ಕರೆದೊಯ್ಯಲಾಗಿದೆ. ದೆಹಲಿ ಹೈಕೋರ್ಟ್ ಆದೇಶದಂತೆ ಮತ್ತು ತಜ್ಞರ ವೈದ್ಯಕೀಯ ಸಲಹೆ ಮೇರೆಗೆ ವಾಂಗ್ಚುಕ್ ಅವರನ್ನು ಸ್ಥಳಾಂತರಿಸಲಾಗಿದೆ ಎಂದು ನವದೆಹಲಿ ಉಪ ಪೊಲೀಸ್ ಆಯುಕ್ತ ಸಚಿನ್ ಶರ್ಮಾ ತಿಳಿಸಿದ್ದಾರೆ. ವಾಂಗ್ಚುಕ್ ಅವರು ಕಳೆದ ಹಲವು ದಿನಗಳಿಂದ ಜಂತರ್ ಮಂತರ್ನಲ್ಲಿ ಉಪವಾಸ ಸತ್ಯಾಗ್ರಹ ಕೈಗೊಂಡಿದ್ದಾರೆ. ಈ ನಡುವೆ ವಾಂಗ್ಚುಕ್ ಅವರ ಸದ್ಯದ ಪರಿಸ್ಥಿತಿ ಕುರಿತು ಮಾಹಿತಿ ನೀಡಿರುವ ಸಫ್ದರ್ಜಂಗ್ ಆಸ್ಪತ್ರೆಯ ವೈದ್ಯಕೀಯ ಅಧೀಕ್ಷಕ ಡಾ ಚಾರು ಬಂಬಾ, ವಾಂಗ್ಚುಕ್ ಅವರನ್ನು ನಿರಂತರ ವೈದ್ಯಕೀಯ ನಿಗಾದಲ್ಲಿಡಲಾಗಿದ್ದು ಚಿಕಿತ್ಸೆ ನೀಡಲಾಗುತ್ತಿದೆ. ಅವರು ಸಂಪೂರ್ಣ ಪ್ರಜ್ಞಾವಸ್ಥೆಯಲ್ಲಿದ್ದು ಆರೋಗ್ಯ ಸ್ಥಿತಿ ಸ್ಥಿರವಾಗಿದೆ ಎಂದಿದ್ದಾರೆ. 4 ದಿನಗಳ ಅಧಿಕೃತ ಭಾರತ ಪ್ರವಾಸ ಕೈಗೊಳ್ಳಲಿರುವ ಜಾನ್ಸಿಬಾರ್ ಅಧ್ಯಕ್ಷ ಡಾ ಹುಸೇನ್ ಅಲಿ ಎಂವಿನಿ ಇಂದು ಸಂಜೆ ನವದೆಹಲಿಗೆ ಆಗಮಿಸಲಿದ್ದಾರೆ. ನಾಳೆ ನವದೆಹಲಿಯಲ್ಲಿ ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ ಅವರೊಂದಿಗೆ ಜಾನ್ಸಿಬಾರ್ ಅಧ್ಯಕ್ಷರು ಮಾತುಕತೆ ನಡೆಸಲಿದ್ದು ಭಾರತ ತಾನ್ಸಾನಿಯಾ ದ್ವಿಪಕ್ಷೀಯ ಸಂಬಂಧಗಳನ್ನು ಪರಿಶೀಲಿಸುವುದರ ಜೊತೆಗೆ ಭವಿಷ್ಯದ ಸಹಕಾರದ ಹೊಸ ಅವಕಾಶಗಳ ಕುರಿತು ಚರ್ಚಿಸಲಿದ್ದಾರೆ. ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ಅವರು ಸಹ ಜಾನ್ಸಿಬಾರ್ ಅಧ್ಯಕ್ಷರನ್ನು ಭೇಟಿಯಾಗಲಿದ್ದಾರೆ. ಜಾಗತಿಕ ದಕ್ಷಿಣದ ಪಾಲುದಾರ ರಾಷ್ಟಗಳಾದ ಭಾರತ ಮತ್ತು ತಾನ್ಸಾನಿಯಾ ವಿವಿಧ ಕ್ಷೇತ್ರಗಳಲ್ಲಿ ದೀರ್ಘಕಾಲದ ಸ್ನೇಹ ಮತ್ತು ಸಹಕಾರದ ಸಂಬಂಧಗಳನ್ನು ಹೊಂದಿವೆ ಎಂದು ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ ತಿಳಿಸಿದೆ. ಈ ಭೇಟಿ ಉಭಯ ದೇಶಗಳ ಪರಸ್ಪರ ಹಿತಾಸಕ್ತಿಗೆ ಅನುಗುಣವಾಗಿ ದ್ವಿಪಕ್ಷೀಯ ಸಂಬಂಧಗಳನ್ನು ಮತ್ತಷ್ಟು ಬಲಪಡಿಸಲು ಹೊಸ ಉತ್ತೇಜನ ನೀಡುವ ನಿರೀಕ್ಷೆ ಇದೆ. ಪನಾಮಾದ ವಿದೇಶಾಂಗ ಸಚಿವ ಜೇವಿಯರ್ ಎಡ್ವಾರ್ಡೋ ಮಾರ್ಟಿನೆಸ್ ಆಚಾ ವಾಸ್ಕ್ವೇಸ್ ಅವರು ನಾಳೆಯಿಂದ 5 ದಿನಗಳ ಅಧಿಕೃತ ಭಾರತ ಪ್ರವಾಸ ಕೈಗೊಳ್ಳಲಿದ್ದಾರೆ. ಪ್ರವಾಸದ ವೇಳೆ ಅವರು ನಾಡಿದ್ದು ನವದೆಹಲಿಯಲ್ಲಿ ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಅವರನ್ನು ಭೇಟಿ ಮಾಡಲಿದ್ದಾರೆ. ಹೈದರಾಬಾದ್ ಭವನದಲ್ಲಿ ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ಅವರೊಂದಿಗೂ ಮಾತುಕತೆ ನಡೆಸಲಿದ್ದಾರೆ.

0: ಹೇಳಿದ್ದಾರೆ. ಇದೇ 22ರಂದು ನವದೆಹಲಿಯಲ್ಲಿ ಜೇವಿಯರ್ ಎಡ್ವಾರ್ಡೋ ಅವರು ಕೇಂದ್ರ ಬಂದರು ಹಡಗು ಸಾಗಣೆ ಮತ್ತು ಜಲಮಾರ್ಗಗಳ ಸಚಿವ ಸರ್ಬಾನಂದ ಸೋನೋವಾಲ್ ಅವರೊಂದಿಗೆ ಸಭೆ ನಡೆಸಲಿದ್ದಾರೆ. ಎರಡು ಬಾರಿಯ ಒಲಿಂಪಿಕ್ ಪದಕ ವಿಜೇತೆ ಭಾರತದ ಪಿವಿ ಸಿಂಧು ಟೋಕಿಯೋದಲ್ಲಿ ನಡೆಯುತ್ತಿರುವ ಜಪಾನ್ ಓಪನ್ ಬ್ಯಾಡ್ಮಿಂಟನ್ ಮಹಿಳಾ ಸಿಂಗಲ್ಸ್ ಫೈನಲ್ಗೆ ಲಗ್ಗೆ ಇಟ್ಟಿದ್ದಾರೆ. ವಿಶ್ವದ 4ನೇ ಶ್ರೇಯಾಂಕಿತ ಚೀನಾದ ಚೆನ್ ಯು ಫೈ ಅವರು ಗಾಯದ ಸಮಸ್ಯೆಯಿಂದಾಗಿ ಪಂದ್ಯದ ಮಧ್ಯದಲ್ಲೇ ನಿವೃತ್ತಿ ಪಡೆದಿದ್ದರಿಂದ ಸಿಂಧು ನೇರವಾಗಿ ಫೈನಲ್ ತಲುಪಿದರು. ಪಂದ್ಯದ ಮೊದಲ ಸೆಟ್ ಅನ್ನು ಸಿಂಧು 21-19 ಗೆದ್ದುಕೊಂಡಿದ್ದರು. ಎರಡನೇ ಸೆಟ್ನಲ್ಲಿಯೂ 15-10 ಮುನ್ನಡೆಯಲ್ಲಿದ್ದಾಗ ಚೀನಾ ಆಟಗಾರ್ತಿ ಆಟದಿಂದ ಹೊರನಡೆದರು. ಪ್ರಶಸ್ತಿಗಾಗಿ ನಾಳೆ ನಡೆಯಲಿರುವ ಅಂತಿಮ ಹಣಾಹಣಿಯಲ್ಲಿ ಪಿವಿ ಸಿಂಧು ಅವರು ಜಪಾನ್ನ ಅಕಾನೆ ಯಮಗುಚಿ ಅವರನ್ನು ಎದುರಿಸಲಿದ್ದಾರೆ. ಫಿಫಾ ವಿಶ್ವಕಪ್ ಫುಟ್ಬಾಲ್ ಪಂದ್ಯಾವಳಿಯ ಅಂತಿಮ ಘಟ್ಟ ಸಮೀಪಿಸುತ್ತಿದ್ದು ಇಂದು ಮಿಯಾಮಿ ಕ್ರೀಡಾಂಗಣದಲ್ಲಿ 3ನೇ ಸ್ಥಾನಕ್ಕಾಗಿ ನಡೆಯಲಿರುವ ಪ್ಲೇಆಫ್ ಪಂದ್ಯದಲ್ಲಿ ಫ್ರಾನ್ಸ್ ಮತ್ತು ಇಂಗ್ಲೆಂಡ್ ತಂಡಗಳು ಮುಖಾಮುಖಿಯಾಗಲಿವೆ. ಪಂದ್ಯ ಭಾರತೀಯ ಕಾಲಮಾನ ಇಂದು ಮಧ್ಯರಾತ್ರಿ 2:30 ಆರಂಭವಾಗಲಿದೆ. ಇನ್ನು ನಾಳೆ ಈ ಪ್ರತಿಷ್ಠಿತ ಪಂದ್ಯಾವಳಿಯ ಫೈನಲ್ ಪಂದ್ಯ ನ್ಯೂಯಾರ್ಕ್ ನ್ಯೂಜರ್ಸಿ ಕ್ರೀಡಾಂಗಣದಲ್ಲಿ ನಡೆಯಲಿದ್ದು ಅರ್ಜೆಂಟೀನಾ ಮತ್ತು ಸ್ಪೇನ್ ತಂಡಗಳು ಟ್ರೋಫಿಗಾಗಿ ಸೆಣಸಾಟ ನಡೆಯಲಿವೆ. ಈ ಪಂದ್ಯ ಭಾರತೀಯ ಕಾಲಮಾನ ನಾಳೆ ಮಧ್ಯರಾತ್ರಿ 12:30 ಆರಂಭವಾಗಲಿದೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ದೇಶದ ಮೊದಲ ಖಾಸಗಿ ನಿರ್ಮಿತ ಉಪಗ್ರಹ ಉಡಾವಣಾ ನೌಕೆ ವಿಕ್ರಮ್ 1 ಇಸ್ರೋದ ಸತೀಶ್ ಧವನ್ ಬಾಹ್ಯಾಕಾಶ ಕೇಂದ್ರದಿಂದ ಯಶಸ್ವಿ ಉಡಾವಣೆ. ಭಯೋತ್ಪಾದನೆ ವಿರುದ್ಧ ಶೂನ್ಯ ಸಹಿಷ್ಣುತೆ, ಭಾರತದ ದೃಢ ನಿಲುವು, ರಕ್ಷಣಾ ಸಚಿವ ರಾಜನಾಥ್ ಸಿಂಗ್. ಪುಣೆಯಲ್ಲಿಂದು 3 ಪ್ರಮುಖ ರಾಷ್ಟ್ರೀಯ ಹೆದ್ದಾರಿ ಯೋಜನೆಗಳಿಗೆ ಕೇಂದ್ರ ಸಚಿವ ನಿತಿನ್ ಗಡ್ಕರಿ ಶಂಕುಸ್ಥಾಪನೆ. ಜಪಾನ್ ಓಪನ್ ಬ್ಯಾಡ್ಮಿಂಟನ್ ಮಹಿಳಾ ಸಿಂಗಲ್ಸ್ ಫೈನಲ್ ಪ್ರವೇಶಿಸಿದ ಭಾರತದ ಪಿವಿ ಸಿಂಧು. ಹಾಗೂ ಫಿಫಾ ವಿಶ್ವಕಪ್ ಫುಟ್ಬಾಲ್ 3ನೇ ಸ್ಥಾನಕ್ಕಾಗಿ ಇಂದು ಮಧ್ಯರಾತ್ರಿ ಫ್ರಾನ್ಸ್ ಇಂಗ್ಲೆಂಡ್ ಸೆಣಸು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 2:30.
1: ಹಾಡು ಹಸೆ, ನಮ್ಮೂರ ಮಣ್ಣಿನ ಪರಿಮಳದ ನಮ್ಮವರೇ ಹಾಡಿರುವ ಕಾರ್ಯಕ್ರಮ ಹಾಡು ಹಸೆ.
2: ನಮ್ಮ ನಿಲಯದಿಂದ ಇನ್ನು ಮುಂದೆ ಹಾಡು ಹಸೆ ಕಾರ್ಯಕ್ರಮದಲ್ಲಿ ಸರಗೂರಿನ ಶ್ರೀಯುತ ನಟರಾಜುರವರು ಹಾಡಿರುವ ಹಾಡುಗಳು ಬಿತ್ತರಗೊಳ್ಳಲಿವೆ. ಬನ್ನಿ ಆಲಿಸಿ ಬರೋಣ.
3: ನಮ್ಮಮ್ಮ ಸಾರದೆ ಹುಮ ಮಹೇಶ್ವರಿ ನಿಮ್ಮ

Eke ramanya namamma sarade umma maheswari nimmalagi hanaramma amma amma ರಾಶಿ ವಿದ್ಯೆಯ ಬಲ್ಲ ರಮಣಿ ಹಂಬಲ ನಲ್ಲ ರಾಶಿ ವಿ

ರಮ್ಮ ದೇಸಗಿ ಜನರ ಸಲಗುವ ನರಮ್ಮ ಕಾಗಿ ನೆಲೆಯಾದಿ ಕೇಶವದಾಸ ಕಣೆ ಕೇಳಮ್ಮ ನಮ್ಮಮ್ಮ ಸಾರದೆ ಹುಮ್ಮ ಮಹೇಶ್ವರಿ.

ದಿಟ್ಟ ಚಂದ್ರನ ದಿಟ್ಟತ ಗಣನಾಥನೇ, ದಿಟ್ಟಿತ ಗಣನಾಥನೇ, ಶಿವನ ಪಟ್ಟದ ರಾಣಿ ಪಾರ್ವತಿ ಕುಮಾರನೆ, ಶಿವನ ಪಟ್ಟದ ರಾಣಿ ಪಾರ್ವತಿ ಕುಮಾರನೆ, ಹೊಟ್ಟೆಯ ಗಣನಾಥನೇ ಕೆಳಮ್ಮನ, ಹೊಟ್ಟೆಯ ಗಣನಾಥನೇ ಕೆಳಮ್ಮನ, ನಮ್ಮಮ್ಮ ಸಾರದೆ ಉಮ್ಮ ಮಹೇಶ್ವರಿ ನಿಮ್ಮ.

0: ಓಮ್ಮ ಮಹೇಶ್ವರಿ ನಿನ್ನೊಳಗಿ ಹನಾರಮ್ಮ ಅಮ್ಮ ಅಮ್ಮ.
1: ಇದುವರೆಗೂ ಹಾಡುವಾಸೆ ಕಾರ್ಯಕ್ರಮದಲ್ಲಿ ಸರಗೂರಿನ ಶ್ರೀಯುತ ನಟರಾಜರವರು ಹಾಡಿರುವ ಹಾಡುಗಳನ್ನು ಕೇಳ್ತಾ ಇದ್ರಿ. ಇದು ನಿಮ್ಮ ನೆಚ್ಚಿನ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ.
2: ಏನೇ ಆಳದ ಕೆಮ್ಮು ನಿಲ್ತಾನೆ ಇಲ್ವಲ್ಲಪ್ಪ?
3: ಯಾಕೆ ಸಿದ್ದಣ್ಣ ಇಷ್ಟೊಂದು ಕೆಮ್ತಿದ್ದೀರಾ? ಡಾಕ್ಟರ್ ತೋರಿಸತ್ತಾನೆ
4: ಬಪ್ಪ ಕುಮಾರ. ಅವನಿಗೆ ಎಷ್ಟು ಹೇಳಿದ್ರು ಅಷ್ಟೇನೆ, ಬುಕ್ ಬುಕ್ನ ಕೆಮ್ತಾನ, ಬುಗ ಬುಕ್ನ ಒಗ ಬಿಡ್ತಾನೆ ಇರ್ತಾನ.
3: ಏ ಸಿದ್ದಣ್ಣ, ಈ ಬೀಡಿ ಸಿಗರೇಟ್ ಸೇದೋದಿಂದನೇ ನಿನಗೆ ಕೆಮ್ಮ ಬಂದಿರೋದು.
4: ಬಾ ಕುಮಾರ, ಇವನಿಗೆ ಎಷ್ಟು ಹೇಳಿದ್ರು ಅಷ್ಟೇನೆ, ಈ ಕಿವಿಲಿ ಕೇಳಿ ಆ ಕಿವಿಲಿ ಬಿಡ್ತಾನ, ತಪ್ಪದೆ ಎರಡು ಕಟ್ ಬೀಡಿ ಸೇತಾನೆ ಇರ್ತಾನೆ.
3: ಏನ್ ಸಿದ್ದಣ್ಣ, ಜಿನಿಕ್ಕೆ ಎರಡು ಕಟ್ ಬೀಡಿ ಬೇಕಾ ನಿಂಗೆ?
4: ಬರೀ ಎರಡು ಕಟ್ ಬೀಡಿ ಅಲ್ಲ ಕುಮಾರ, ಕಾಸು ಹೆಚ್ಚಾಗಿದ್ರೆ ಸಿಗರೇಟು ಪಾನ್ ಪರಾಗು ಇವೆಲ್ಲ ತಿಂತಾ ಇರ್ತಾನೆ. ಯಾಕೋ
5: ಓ ಕುಮಾರ ರಾಮು, ನಾನು ಇದನ್ನೆಲ್ಲ ಬಿಡ್ಬೇಕು ಅಂತ ಎಷ್ಟೋ ಪ್ರಯತ್ನ ಪಡ್ತೇವನಿ ಕಣ್ರೋ, ಅದನ್ನ ಬಿಡಾಕೆ ಆಯ್ತೇ ಇಲ್ಲ, ಏನ್ ಮಾಡ್ಬೇಕು?
3: ಸಿದ್ದಣ್ಣ, ನೀ ಹಿಂಗೆ ಬೀಡಿ ಸಿಗರೇಟ್ ಸೇತಾ ಇರು, ನಿನಗೆ ಬರ್ಬಾದ ರೋಗ ಎಲ್ಲ ಬಂದ್ಬಿಡ್ತದೆ.
5: ಆ ರೋಗ ಬಂದದ್ದು? ಯಾವ್ಯಾವ ರೋಗ ಬಂದವ ಕುಮಾರ?
3: ಸಿದ್ದಣ್ಣ, ನೀ ಸೇಯೋ ಬೀಡಿ ಸಿಗರೇಟ್ ಅಲ್ಲಿ ನಿಕೋಟಿನ್ ಅನ್ನೋ ಅಂಶ ಇರುತ್ತೆ, ಅದೇನಾದ್ರೂ ನಿನ್ ದೇಹಕ್ಕೆ ಹೋಯ್ತೋ ಕ್ಯಾನ್ಸರ್, TB, ಶ್ವಾಸಕೋಶ ಕ್ಯಾನ್ಸರ್ ಇದೆಲ್ಲ ಬಂದ್ಬಿಡ್ತದೆ ನಿಂಗೆ.
5: ಅಯ್ಯೋಯ್ಯೋ, ಏನ್ ಹೇಳ್ತಿದ್ದೆ ಕುಮಾರ ನೀನು, ಇವೆಲ್ಲ ಬಂದವಾ?
4: ಊಸಿದ್ದ ನನ್ನ ಅಷ್ಟು ದಿನಗಳಿಂದ ನಿನ್ಗೆ ಏನ್ ಹೇಳ್ತಿದ್ದೆ ಹೇಳು, ಬೀಡಿ ಸಿಗರೇಟ್ ಸೇಯಬೇಡ ಅಂತ ಹೇಳ್ತಿದ್ದೆ ತಾನೆ.
5: ಇದೇನಪ್ಪ ಇದು, ಬೀದಿ ಲೋಗ ಮಾರೆ ಮನೆ ಕುಡ್ಕೊಂಡಾಗ ನನ್ ದುಡ್ಡು ಕೊಟ್ಬಿಟ್ಟು ನಾನೇ ರೋಗ ಕೊಂಡ್ಕೊಂಡಾಗ ಇವತ್ತಲ್ಲ ನೋಡು ಕುಮಾರ, ಇವತ್ತೇ ಸಪ್ತ ಮಾಡ್ಬಿಡ್ತೀನಿ ನಾನು, ನಾನು ಈ ಬೀಡಿ ಸಿಗರೇಟು ಪಾನ್ ಪರಕು ಗುಟ್ಕ ಎಲ್ಲನೂ ಬಿಟ್ಬಿಡ್ತೀನಿ.
3: ಇದು ನಮ್ಮ ಸಿದ್ದಣ್ಣ ಅಂದ್ರೆ, ನಮ್ಮ ಸಿದ್ದಣ್ಣನ ತರನೇ ಎಲ್ಲರೂ ಶಪಥ ಮಾಡ್ಬಿಟ್ರೆ ಈ ಧೂಮಪಾನ ಅನ್ನೋದನ್ನ ಸಂಪೂರ್ಣವಾಗಿ ನಾಶ ಮಾಡ್ಬಿಡ್ಬೋದು.
4: ಇದು ಕಲಾ ಕುಮಾರ ಮಾತು ಅಂದ್ರೆ,
1: ಧೂಮಪಾನ ತ್ಯಜಿಸಿ ಆರೋಗ್ಯದಿಂದ ಜೀವಿಸಿ, ಧೂಮಪಾನ ಬಿಟ್ಟು ಬಿಡಿ, ಸಂತೋಷ ಹರಸ ತರುವುದು ವರ್ಷವಿಡಿ. ಇದು ಸಾರ್ವಜನಿಕ ಹಿತಾಸಕ್ತಿಗಾಗಿ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರದಿಂದ ಮನವಿ.

0: ರೀ, ಕೆಲಸದಿಂದ ಬರ್ಬೇಕಾದ್ರೆ ಸಂತೆಯಲ್ಲಿ ತರಕಾರಿ ತಗೊಂಡ್ ಬನ್ನಿ.
1: ಹ್ಞೂ ಕಣೆ, ಆಯ್ತು ತರ್ತೇನೆ.
0: ಹೂ ಅನ್ಕೊಂಡು ಹಾಗೆ ಹೋಗ್ತಾ ಇದ್ದೀರಾ?
1: ಮತ್ತಿನ್ನೇನ್ ಮಾಡ್ಲೆ?
0: ಬ್ಯಾಗ್ ಕೊಡ್ತೀನಿ ಇರಿ.
1: ಬ್ಯಾಗ್ ಒಂದ್ಸರಿ ಯಾಕೆ ಬಿಡು, ಅಲ್ಲೇ ಪ್ಲಾಸ್ಟಿಕ್ ಕವರ್ ಕೊಡ್ತಾರೆ.
0: ಅಲ್ರಿ, ನಾವು ನಿನ್ನೆ ತಾನೆ ಪರಿಸರ ದಿನಾಚರಣೆ ಕಾರ್ಯಕ್ರಮಕ್ಕೆ ಹೋಗಿದ್ವಿ ತಾನೆ?
1: ಹಾ, ಹೋಗಿದ್ದು.
0: ಅಲ್ಲಿ ಪ್ಲಾಸ್ಟಿಕ್ ಬಳಕೆಯಿಂದ ಎಷ್ಟು ತೊಂದರೆ ಆಗುತ್ತೆ ಅಂತ ಹೇಳಿದ್ರಲ್ವಾ?
1: ಹಾ ಹೇಳಿದ್ರು.
0: ಮತ್ತೆ ಅದೇ ತಪ್ಪು ಮಾಡಿದ್ರೆ ಹೆಂಗೆ?
1: ಹೌದು ಕಣೆ, ಕ್ಷಮಿಸ್ಬಿಡು, ಎಲ್ಲ ಅಭ್ಯಾಸ ಬಲ.
0: ಹೌದೌದು, ಎಲ್ಲ ಅಭ್ಯಾಸ ಬಲನೇ. ಇವತ್ತಿಂದಲಾದ್ರೂ ಮನೆಯಿಂದ ಬಟ್ಟೆ ಬ್ಯಾಗ್ ತಗೊಂಡು ಹೋಗೋದ್ನ ಅಭ್ಯಾಸ ಮಾಡ್ಕೊಳ್ಳಿ.
1: ಸರಿ ಕಣೆ, ಆಯ್ತು. ಇವತ್ತಿಂದ ಎಲ್ಲರೂ ಬಟ್ಟೆ ಬ್ಯಾಗ್ ಅನ್ನೇ ಬಳಸೋಣ.
2: ಪ್ಲಾಸ್ಟಿಕ್ ಒಂದು ಕೊಳೆಯದೇ ಇರುವಂತಹ ವಸ್ತು. ಇದು ನಮ್ಮ ದೇಹ ಸೇರಿದ್ರೆ ಕ್ಯಾನ್ಸರ್ ನಂತಹ ಕಾಯಿಲೆಗಳು ಬರುತ್ತೆ. ಆಹಾರ ತ್ಯಾಜ್ಯದಲ್ಲಿ

ಪ್ಲಾಸ್ಟಿಕ್ ಇದ್ರೆ ಪ್ರಾಣಿ ಪಕ್ಷಿಗಳು ಇದನ್ನು ತಿನ್ನುವ ಸಾಧ್ಯತೆ ಇರುತ್ತೆ. ಆದ್ರಿಂದ ಪ್ಲಾಸ್ಟಿಕ್ ಅನ್ನು ನಿಷೇಧಿಸೋಣ. ಪರಿಸರ ಸ್ನೇಹಿ ಬಟ್ಟೆ ಬ್ಯಾಗ್, ಪೇಪರ್ ಬ್ಯಾಗ್ಗಳನ್ನು ಬಳಸೋಣ. ಇದು ಸಾರ್ವಜನಿಕ ಹಿತಾಸಕ್ತಿಗಾಗಿ ಜನಧ್ವನಿಯ ಕಳಕಳಿ.

0: ಕ್ಷಯರೋಗವು ಮೈಕೋಬ್ಯಾಕ್ಟೀರಿಯಂ ಟ್ಯುಬರ್ಕ್ಯುಲೋಸಿಸ್ ಎಂಬ ಸೂಕ್ಷ್ಮ ರೋಗಾಣುವಿನಿಂದ ಬರುತ್ತದೆ.
1: ರೋಗಿಗಳು ಇರುವ ಮನೆಗಳಲ್ಲಿ ಕಿಟಕಿ ಬಾಗಿಲುಗಳು ತೆರೆಯುವಂತೆ ನೋಡಿಕೊಳ್ಳಬೇಕು.
0: ಮಕ್ಕಳು ಕ್ಷಯರೋಗಿಗಳ ಬಳಿ ಹೋಗದಂತೆ ಮುನ್ನೆಚ್ಚರಿಕೆ ವಹಿಸಬೇಕು.
1: ಕ್ಷಯ ರೋಗಿಯಲ್ಲಿ ಚಿಕಿತ್ಸೆಯ ಪ್ರಾರಂಭಿಕ ಹಂತದಲ್ಲಿ ಸುಸ್ತಾಗುವುದು ಸಹಜ.
0: ಆದ್ದರಿಂದ ಮೊಳಕೆ ಕಾಳುಗಳು, ಹಸಿರು ತರಕಾರಿ ಮತ್ತು ಸೊಪ್ಪುಗಳು, ಮೊಟ್ಟೆ, ಇನ್ನಿತರ ಪೌಷ್ಟಿಕಾಂಶ ಆಹಾರವನ್ನು ಸೇವಿಸಬೇಕು.
1: ಕ್ಷಯರೋಗವನ್ನು ಕೊನೆಗಾಣಿಸಿ ಉತ್ತಮ ಆರೋಗ್ಯ ನಿಮ್ಮದಾಗಿಸಿ.

0: ಹತ್ತರಿಂದ ಹತ್ತೊಂಬತ್ತು ವರ್ಷದ ನಡುವಿನ ವಯೋಮಾನವೇ ಹದಿಹರೆಯ.
1: ಹದಿಹರೆಯದಲ್ಲಿ ದೈಹಿಕ, ಮಾನಸಿಕ ಹಾಗೂ ಭಾವನಾತ್ಮಕ ಬದಲಾವಣೆಗಳು ರೂಪುಗೊಳ್ಳುತ್ತವೆ.
0: ಈ ಎಲ್ಲ ಬದಲಾವಣೆಗಳಿಗೆ ಅನುಗುಣವಾಗಿ ಪೋಷಕರು ಮತ್ತು ಸಮಾಜ ಹದಿಹರೆಯದ ವಯೋಮಾನದವರಿಗೆ ಇವುಗಳಿಗೆ ಸಂಬಂಧಿಸಿದಂತೆ ಉತ್ತಮ ಸಲಹೆ ಸೂಚನೆಗಳನ್ನು ನೀಡಬೇಕು. ಹದಿಹರೆಯದ ಮಕ್ಕಳಿಗೆ ಉತ್ತಮ ಜಾಗೃತಿ ಮೂಡಿಸೋಣ, ಉತ್ತಮ ಸಮಾಜ ನಿರ್ಮಿಸೋಣ.
2: ನಮ್ಮ ನಿಲಯದಿಂದ ಇನ್ನು ಮುಂದೆ ಮುಕ್ತ ವ್ಯಸನ ಬದುಕು ಹಸನ ಕಾರ್ಯಕ್ರಮದಲ್ಲಿ ಕುಡಿತವನ್ನು ಬಿಟ್ಟು ಸಕಾರಾತ್ಮಕವಾಗಿ ಉತ್ತಮ ಜೀವನ ನಡೆಸಿಕೊಂಡು ಹೋಗುತ್ತಿರುವ ಅನುಭವ ಕುರಿತು ಹೆಚ್ಚಡಿಕೋಟೆ ತಾಲೂಕಿನ ಹೊಸೂರು ಗ್ರಾಮದ ಶ್ರೀಯುತ ರಮೇಶ್ ರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮ ಬಿತ್ತರಗೊಳ್ಳಲಿದೆ. ಬನ್ನಿ ಆಲಿಸಿ ಬರೋಣ.
3: ಪ್ರಿಯ ಜನಧ್ವನಿ ಕೇಳುಗರಿಗೆಲ್ಲ ನಮಸ್ಕಾರ. ಇದು ಜನಧ್ವನಿ ರೇಡಿಯೋ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಾನು ನಿಮ್ಮ ಬಾನುಲಿ ಗೆಳೆಯ ಪ್ರಕಾಶ್ ಸರಗೂರು. ಎಂದಿನಂತೆ ತಮ್ಮೆಲ್ಲರಿಗೂ ಮದ್ಯಪಾನದ ಜೀವನದ ಅನುಭವ ಕುರಿತ ಮುಕ್ತವ್ಯಸನ ಬದುಕಸನ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನು ಕೋರುತ್ತಿದ್ದೇನೆ. ಪ್ರಿಯ ಕೇಳುಗರೆ, ಇಂದಿನ ನಮ್ಮ ಮುಕ್ತವ್ಯಸನ ಬದುಕಸನ ಕಾರ್ಯಕ್ರಮದಲ್ಲಿ ಈ ಕುಡಿತದ ಅನುಭವ ಕುರಿತು ಮತ್ತು ಈ ಕುಡಿತವನ್ನು ಬಿಟ್ಟ ನಂತರ ಅವರ ಜೀವನ ಶೈಲಿಯಲ್ಲಾದ ಬದಲಾವಣೆಗಳನ್ನು ಕುರಿತು ಹಾಗೂ ಈ ಕುಡಿತಕ್ಕೆ ಒಳಗಾಗಲು ಪ್ರಮುಖ ಕಾರಣ ಏನಿತ್ತು, ಇವರು ಕುಡಿತರ ಸಂದರ್ಭದಲ್ಲಿ ಇವರ ಆರೋಗ್ಯದ ಮೇಲೆ ಯಾವ ರೀತಿಯ ಒಂದು ಪರಿಣಾಮವನ್ನು ಉಂಟು ಮಾಡುತ್ತಿತ್ತು, ನಂತರದಲ್ಲಿ ಇವರು ಸ್ವಾಮಿ ವಿವೇಕಾನಂದ ಯೂತ್ ಮೂಮೆಂಟ್ನಿಂದ ಏರ್ಪಡಿಸಿದ್ದ ಮಧ್ಯವರ್ಜನ ಶಿಬಿರದಲ್ಲಿ ಭಾಗವಹಿಸಿ ಈ ಕುಡಿತವನ್ನು ಬಿಟ್ಟು ಒಂದು ಹೊಸ ಜೀವನಕ್ಕೂ ಕೂಡ ಕಾಲಿಟ್ಟು ಉತ್ತಮವಾದ ಜೀವನವನ್ನು ನಡೆಸಿಕೊಂಡು ಹೋಗುತ್ತಿರುವ ಅನುಭವ ಕುರಿತು ಒಂದಿಷ್ಟು ಮಾಹಿತಿಯನ್ನು ತಿಳಿಸಿಕೊಡಲು ಇಂದು ನಮ್ಮೊಂದಿಗಿದ್ದಾರೆ ಎಚ್ಡಿಕೋಟೆ ತಾಲೂಕಿನ ಹೊಸೂರು ಗ್ರಾಮದ ನಿವಾಸಿಗರಾದ ಶಿವತ ರಮೇಶ್ ಅವರು. ಬನ್ನಿ ಹಾಗಿದ್ರೆ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಾ ಈ ಕುಡಿತದ ಅನುಭವದ ಬಗ್ಗೆ ಒಂದಿಷ್ಟು ಮಾಹಿತಿ ಮತ್ತು ವಿಚಾರವನ್ನ ಅವರ ಮೂಲಕನೇ ತಿಳಿದು ಬರೋಣ. ರಮೇಶ್ ಅವರೇ, ಮೊದಲಿಗೆ ಕಾರ್ಯಕ್ರಮಕ್ಕೆ ಆತ್ಮೀಯದ ಸ್ವಾಗತವನ್ನ ಕೋರ್ತಾ ಇದ್ದೀನಿ. ಮೊದಲಿಗೆ ನಿಮ್ಮ ಒಂದು ಕಿರುಪರಿಚಯವನ್ನ ನಮಗೆ ಹಾಗೂ ನಮ್ಮ ಕೇಳುಗರಿಗೆ ಮಾಡ್ಕೊಡೋದಾದ್ರೆ.
4: ರಮೇಶ್ ಅಂತ ಹೊಸೂರು ಗ್ರಾಮ ಎಚ್ಡಿಕೋಟೆ ತಾಲೂಕು.
3: ಮೊದಲಿಗೆ ಬಹಳ ಸಂತೋಷ ರಮೇಶ್ ಅವರೇ, ನೀವು ನಮ್ಮ ಒಂದು ಮುಕ್ತವ್ಯಸನ ಬದುಕಸನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಮುಖಾಂತರ ಈ ಕುಡಿತವನ್ನ ಸೇವನೆ ಮಾಡಿದ್ರೆ ನಾವು ಜೀವನದಲ್ಲಿ ಏನೆಲ್ಲ ಕಷ್ಟಗಳನ್ನು ಅನುಭವಿಸ್ತೀವಿ, ಜೊತೆಗೆ ಈ ಕುಡಿತವನ್ನು ಬಿಟ್ಟರೆ ಒಂದು ಒಳ್ಳೆ ಉತ್ತಮವಾದ ಜೀವನವನ್ನು ಕೂಡ ನಾವು ನಡೆಸಿಕೊಂಡು ಹೋಗಬಹುದು ಎಂಬ ಈ ಎರಡು ವಿಚಾರಗಳ ಬಗ್ಗೆ, ಇದಕ್ಕಿಂತ ಹೆಚ್ಚಾಗಿ ಎಷ್ಟೋ ಕುಟುಂಬಗಳು ಈ ಕುಡಿತಕ್ಕೆ ಒಳಗಾಗಿ ತಮ್ಮ ಒಂದು ಸಂಸಾರವನ್ನೇ ಹಾಳು ಮಾಡ್ಕೊಂಡು ನೋಡ್ತಾ ಇದ್ದೀವಿ, ಅಂತ ಕುಟುಂಬಗಳಿಗೆ ಒಂದು ಒಳ್ಳೆ ಉಪಯುಕ್ತವಾದ ಮಾಹಿತಿಯನ್ನು ತಿಳಿಸಿಕೊಡಲು ಈ ನಮ್ಮ ಒಂದು ಮುಕ್ತವ್ಯಸನ ಬದುಕಸನ ಕಾರ್ಯಕ್ರಮದಲ್ಲಿ ತಾವು ಭಾಗವಹಿಸುತ್ತಿದ್ದೀರಾ. ಮತ್ತೊಮ್ಮೆ ತಮಗೆ ಪ್ರೀತಿಪೂರ್ವಕ ಸ್ವಾಗತವನ್ನ ಕೋರೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಹಾಗೇನೆ, ಈ ಕುಡಿತವನ್ನು ಬಿಟ್ಟ ನಂತರ ಇವಾಗಿನ ತಮ್ಮ ಒಂದು ಪ್ರಸ್ತುತ ಜೀವನ ಹೇಗೆ ನಡ್ಕೊಂಡು ಹೋಗ್ತಿದೆ ರಮೇಶ್ ಅವರೇ, ಹೇಗಿದೆ ಜೀವನ?
4: ಚೆನ್ನಾಗಿದೆ ಸರ್, ಇವಾಗ ಏನ್ ತೊಂದ್ರೆ ಇಲ್ಲ. ಇವಾಗ ನಡ್ಕೊಂಡು ಹೋಗಕ್ಕೆ ಕೂಲಿ ಮಾಡೋದಕ್ಕೆ ಯಾವ ಕಡೆ ಹೋಗಿದ್ರು ಯಾರು ನಮ್ಗೆ ಏನು ಅಂತ ಹೇಳ್ತಾ ಇಲ್ಲ. ಇವಾಗ ಫಸ್ಟ್ ಎಲ್ಲ ಅಂತಕೊಂತಿದ್ರು ಬೀದಿ ಬೀದಿಗಳೆಲ್ಲ ಕುಡ್ಕೊಂಡು ತಿರುಗುತ್ತಾ ಎಲ್ಲ ಮನೇಲಿ ಏನು ಚೆಲುಗಿಲು ಏನು ನಡೆಸಲ್ವಾ, ಸಾಮಾನ್ಯ ಏನು ಇಲ್ವಾ, ಹಂಗೆ ಹಿಂಗೆ ಅಂತ ಜಗಳ ಮಾಡ್ತಾ ಇದ್ರು. ಇವಾಗ ಯಾರು ಹೇಳ್ತಾ ಇಲ್ಲ. ಈಗ ನನ್ನ ನೋಡೋಸಲ್ಲೇ ಜನಗಳಿಗೆಲ್ಲ ಭಾರಿ ಇಷ್ಟ ಆಗಿದೆ.

0: ಇಂಡಿಯಾದ ಜೀವನಗಳೆಲ್ಲ ಎಣ್ಣೆ ಎಲ್ಲ ಬಿಟ್ಟು ಚೆನ್ನಾಗಿ ಅವನೇ, ಆಮೇಲೆ ತೊಂದರೆ ಏನು ಇಲ್ಲ ಮನೆಯಲ್ಲಿ, ಅಷ್ಟು ತೊಂದರೆ ಜಗಳ ಪಗಳ ಏನು ಇಲ್ಲ ಅಂತ ಹಂಗೆಲ್ಲ ಮಾಡ್ಕೊಂಡು ಇವಾಗೆಲ್ಲ ಚೆನ್ನಾಗಿ ಸುಗಮದಲ್ಲೇ ಬಾಳ್ತಾ ಇವೆ. ಎಣ್ಣೆ ಇದ್ದಾಗ ಭಾರಿ ಬೀದಿಗಳಿಗೆಲ್ಲ ನಮ್ಮ ಮೇಲೆ ಭಾರಿ ಜನಗಳು ನಿಷ್ಠೂರ ಆಗಿತ್ತು. ಅದೆಲ್ಲ ಬಿಟ್ಟು ಬಿಟ್ಟು ಇವಾಗ ನಿಮ್ಮ ಹತ್ರ ಬಂದು ಯಶಿಡಿಕೋಟೆ ತಾಲೂಕಲ್ಲಿ ಅಲ್ಲಿ ಬಂದಾಗ ಆಮೇಲೆ ಅವರೆಲ್ಲ ನಮ್ದೆಲ್ಲ ಬೈದು ಹಂಗಾರು ಹೋಗಿ ಬದುಕು ಅಂತ ರೂಟ್ ಹುಡುಕಿ ನಮ್ಗೆ ಹೇಳ ಸಕ್ಷಮದಲ್ಲಿ ನಾವು ಅಲ್ಲಿ ಬಂದೋ. ಇವಾಗ ಅವರಿಂದ ನಮ್ಗೆ ಮುಂದುವರೆದು ಇನ್ನೂ ಚೆನ್ನಾಗಿ ಆಗ್ಬೇಕು ಅಂತ ಭಾರಿ ಬೇಡ್ಕೊತಾ ಇದ್ದೀನಿ. ಇನ್ನೂ ಮುಂದ್ಗಡೆ ಹೋಗಿ ಇನ್ನೇನಾದ್ರು ಮಕ್ಳು ಗಿಕ್ಕಲೆಲ್ಲ ಮದುವೆ ಗಿಡ ಎಲ್ಲ ಮಾಡಿಸಿ ಅವರು ಬಾಳಾಟ ಬಾಳಲಿ ಅಂತ ನನ್ನ ಪ್ರಯತ್ನದಿಂದ ನಾವು ಈಗ ಮುಂದರಿತಾ ಇದೀನಿ. ಇವಾಗ ಎಣ್ಣೆ ಗಿಣ್ಣೆ ಯಾವ್ದೇ ಜನಗಳು ಬಂದಿದ್ರು ನನಗೆ ಎಣ್ಣೆ ಬೇಡ ಅಂತ ಅನಿಸ್ತದೆ. ಮನೇಲಿ ಒಂದೇ ಬಾಳಿ ಬದುಕಬೇಕು, ನೆಮ್ಮದಿಯಾಗಿ ಸುಖವಾಗಿ ಇರಬೇಕು ಅಂತ ಒಂದು ಆಸೆ ಪಡ್ತಾ ಇದೀನಿ. ಆಮೇಲೆ ಮುಂದ್ಗಡೆ ಕೆಲಸ ಮಾಡಿ ಬರೋ ಟೈಮಲ್ಲೆಲ್ಲ ಆಮೇಲೆ ಏನು ಇಲ್ಲ ದುಡ್ಡು, 500 ರೂಪಾಯಿ ಸಿಕ್ಕಿದ್ರೆ 500 ರೂಪಾಯಿ ಆವತ್ತು ತೀರೋಗೋದು. ಮನೇಲಿ ಬಂದಿದ್ರೆ ಜಗಳ, ಹೆಂಡತಿ ಮೇಲೆ ಜಗಳ, ಮಕ್ಳ ಮೇಲೆ ಎಲ್ಲ ಹಿಂಗೆಲ್ಲ ಜಗಳ ಮಾಡಿಗೆ ಇವೆಲ್ಲ ತುಂಬಾ ಕಷ್ಟಪಟ್ಟು ಬಿಟ್ಟಿದ್ದೀನಿ. ಇರ್ಲಿ ಕಷ್ಟಪಟ್ಟು ಇವಾಗ ಅವಳ ಸುಖ ದೇವರ ಮುಂದುವರಿಸಿ ಇದೆಲ್ಲ ಚೆನ್ನಾಗಿರ್ಬೇಕಂತ ನಾನು ಆತ್ಮವಾದಲ್ಲಿ ಒಳ್ಳೆ ಚೆನ್ನಾಗಿ ಬದುಕಬೇಕು ಅಂತ ಆಸೆ ಪಡ್ತಾ ಇದ್ದೀನಿ.
1: ಅದೇ ಒಟ್ಟಾರೆ ಹೇಳೋದಾದ್ರೆ ಈ ಕುಡಿತವನ್ನು ಬಿಟ್ಟ ನಂತರ ಇವಾಗಿನ ತಮ್ಮ ಒಂದು ಪ್ರಸ್ತುತ ಜೀವನ ತುಂಬಾ ಚೆನ್ನಾಗಿ ನಡ್ಕೊಂಡು ಹೋಗ್ತಿದೆ ಅಂತ ಹೇಳ್ತಾ ಇದ್ದೀರ?
0: ಯಾವ ಸರ್ ಅಲ್ಲಿ ಇವಾಗ ಒಂದು 2 ತಿಂಗಳು ಆಗಿದೆ, 2 ತಿಂಗಳು ಹಿಂದುವೆ ಚೆನ್ನಾಗಿ ಆಗ್ಬಿಟ್ಟಿದ್ದೀನಿ. ಫುಡ್ ಗಿಡ್ ಎಲ್ಲ ಚೆನ್ನಾಗಿ ಮನೇಲಿ ಮಾಡ್ಕೊಡ್ತಾರೆ, ಅದು ನಾನು ಅಲ್ಲಿ ಇಲ್ಲೆಲ್ಲ ಕೆಲಸ ಮಾಡ್ತೇನೆ. ಮನೆ ಹತ್ರ ಬಂದಾಗ ಸ್ನಾನ ಗಿನ್ನೆಲ್ಲ ಮಾಡಿ ಅಚ್ಚಿದಾಗಿ ಮನೇಲಿ ಇರ್ತೇನೆ. ಆಮೇಲೆ ಬಾರ್ ಹತ್ರ ಹೋದ್ರು ಕೂಡ ನನಗೆ ಏನು ಇಲ್ಲ, ನನಗೆ ಒಂದು ಆ ಬಾರ್ ಹತ್ರ ಹೋಗಿ ನನಗೆ ಇಷ್ಟ ಇಲ್ಲ. ಆದ್ರೆ ಜನಗಳಂತ ಒಯ್ತಾ ಇನಿ, ಅವ್ರೇನಾದ್ರು ಕೊಟ್ಟಿದ್ರು ಅದನ್ನ ಬಿಕ್ರಿ ಮಾಡ್ಬಿಟ್ಟಾದ್ರು ಬಿಡಿ ಬಿಗಿ ಪೊಟ್ಟನಲ್ಲಿ ತೆಗಿತೀನಿ. ಆಮೇಲೆ ಆ ಕಡೆ ಮನೆ ಸಾಮಾನುಗಳೆಲ್ಲ ತಗೊಂಡ್ಬರ್ತೇನೆ. ಆಮೇಲೆ ಎಂಟಿ ಮಕ್ಕಳೆಲ್ಲ ಅವರು ಚೆನ್ನಾಗವ್ರೆ. ಮೊದ್ಲೆಲ್ಲ ದನ ಕರುವೇನೋ ನೋಡ್ತಿದ್ದಿಲ್ಲ, ಆಡುವೇನೋ ನೋಡ್ತಾ ಇದ್ದಿಲ್ಲ, ಬರೀ ಎಣ್ಣೆ ಕೊಡ್ಕೊಂಡು ಹಿಂಗ್ ತಿರ್ಗೋದು. ಸಾಯಂಕಾಲ ಆಯ್ತು ಅಂದ್ರೆ ಬಿದ್ದು ಮನೆ ಕೂಡ ಬೆಳಿಗ್ಗೆ ಆಗ ಸ್ವಲ್ಪ ಮನೇಲಿ ಸ್ವಲ್ಪ ಕಿರಿಕಿರಿ ಹಂಗೆಲ್ಲ ಮಾಡ್ತಿದ್ದೆ. ಇವಾಗೆಲ್ಲ ಬಿಟ್ಟು ಬಿಟ್ಟು ಈಗ ಒಳ್ಳೆ ಚೆನ್ನಾಗಿದ್ದೀನಿ. ಇನ್ನೂ ಮುಂದುವರಿಬೇಕಂತ ಆಸೆ ಪಡ್ತಾ ಇದ್ದೀನಿ. ಇನ್ನೂ ಮುಂದೆ ಬಾಳಾಡದಲ್ಲೇ ಇನ್ನೂ ಒಂದು 16 ವರ್ಷ ಜೀವನಗಳಲ್ಲ ಬದುಕಲೇಬೇಕಂತ ನಾನು ತುಂಬಾ ಆಸೆ ಪಡ್ತಾ ಇದ್ದೀನಿ.
1: ಅದೇ ತಾವು ಈ ಕುಡಿತವನ್ನು ಬಿಟ್ಟದ್ರಿಂದ ಕೆಲವು ಮನೆಯ ಜವಾಬ್ದಾರಿಗಳನ್ನು ತಗೊಂಡು ಮನೆಯ ಒಂದು ಸಂಸಾರವನ್ನು ನಡೆಸಿಕೊಂಡು ಹೋಗ್ತಾ ಇದ್ದೀರಾ?
0: ಹೌದು ಸರ್, ಇವಾಗೆಲ್ಲ ಮನೆಗಿನ ಎಲ್ಲ ಗ್ಲಾವ್ ಎಲ್ಲ ಮುಗಿಸ್ಬಿಟ್ಟು ಕಕ್ಕಸುಂದು ಕೂಡಿ ಏನು ಆಯ್ತಾ ಇದ್ದೆ. ಎಣ್ಣೆ ಬಿಟ್ಟಮೇಲೆ ಎಲ್ಲರೂ ರೆಡಿ ಮಾಡ್ತಾ ಇದ್ದೀನಿ ಇವಾಗ. ಆದ್ಮೇಲೆ ಅಂಗಡಿ ಗಿಂಗಡಿ ಎಲ್ಲ ಕೃಷಿ ಮಡಗಿದ್ದೀನಿ, ಯಾವ್ದಾದ್ರು ಒಂದು ವ್ಯಾಪಾರಕ್ಕೆ ಬರೋದು ತೊಡಗಬೇಕಂತ ಒಂದು ಆಸೆ ಇದೆ.
1: ಹಾಗೇನೆ ಸುಮಾರು 7 ವರ್ಷಗಳಿಂದ ಕುಡಿತಾ ಇದ್ರಿ, ಇದಕ್ಕೆ ಏನ್ ಕಾರಣ ಇತ್ತು ರಮೇಶ್ ಅವರಾಗಿದ್ರೆ?
0: ಅದು ಕುಡ್ತದ್ರಿಂದ ಸರ್ ಒಂದು ಯಾವ್ದಾವ್ದು ಹಂಗೆ ಟೆನ್ಷನ್ ಆಗಿ ಹಿಂಗ್ ಕುಡ್ತಾ ಇದ್ದು. ಮತ್ತೆ ಜೊತೆಗಳ ಜನಗಳು ಇದ್ರು, ಜನಗಳಿಂದ ನಾವು ಈ ತರ ಸಂಘಗಳು ಅವ್ರ ಜೊತೆ ಸೇರ್ಕೊಂಡು ಅವನು 100 ರೂಪಾಯಿ ಮುಡ್ಕೊಂಡು ನಾವು 500 ರೂಪಾಯಿ ಹಿಂಗ್ ಮುಡಿಕೊಂಡು ನಮ್ ಬಾಳಾಟಿಗೆ ಹೋಸ್ಕರ ಎಣ್ಣೆ ಕುಡ್ದು ಭಾರಿ ಕಷ್ಟಪಟ್ಟು ಆಮೇಲೆ ಜನಗಳೇ ನಮ್ಗೆ ಉಪಕಾರ ಇಲ್ಲ ಅಂದ್ಮೇಲೆ ನಮ್ಮೇಲೆ ಒತ್ತಗೆ ಹೆಚ್ಚಿಗೆ ಅವರು ಜೊತೆಲ್ಲ ಸೇರ್ಕೊಂಡು ನೀವು 1-2 ವರಿ ಅಂತ ಹೇಳ್ಬಿಟ್ಟು ನಮ್ಗೆ ಕುಡಿಸೋದ್ರಲ್ಲಿ ನಾವು 4-5 ಹಿಂಗೆಲ್ಲ ಕುಡ್ದು ಮತ್ತೆ ಮನೆಯನ್ನು ಕಾಣಕ್ಕಿಲ್ಲ, ಹೆಂಡತಿ ಮಕ್ಕಳು ನೋಡಕ್ಕಿಲ್ಲ. ಆಮೇಲೆ 3 ದಿವಸ ಆದ್ರೂ ಸ್ನಾನ ಇಲ್ಲ. ಇನ್ನು ಹಿಂಗೇನೆ ಬೆಳಗ್ಗೆ ಸಾಯಂಕಾಲ ಎಲ್ಲ ಬೆಳಗ್ಗೆ ಸಾಯಂಕಾಲ ಎದ್ದೆಟ್ಲೂ ಎಣ್ಣೆ ಇತ್ತು. ಹಂಗೆಲ್ಲ ಮಾಡ್ಕೊಂಡು ಜೀವನ ಮಾಡ್ತಾ ಇದ್ದು. ಈಗ ಎಲ್ಲ ನೋಡ್ದು ಆಮೇಲೆ ಕರ್ಕೊಂಡು ಈ ಸಂಘದವರು ಅವರೇ ಅವ್ರು ದಯವಿಟ್ಟು ನೀವು ಹೋಗಿ ಒಳ್ಳೇದಾಯ್ತು, ನಿಮ್ಗೆ ಚೆನ್ನಾಗಿರ್ತವ್ರಿ ಹೋಗಿ ಅಂತ ಅವರೇ ಹೇಳಿದ್ದು. ಆಮೇಲೆ ಗಣೇಶ ನಮ್ಮನ್ನ ಕರ್ಕೊಂಡು ಹೋಗಿ ಸಭೆ ಮುಂದೆ ನಡೆಸಿ ತೋರಿಸ್ತಾ ಹಿಂಗೆಲ್ಲ ಇದ್ದ ನಿಮ್ಗೆ 16 ವರ್ಷ ಬಾಳಾಡಿದಲ್ಲಿ ಪಯಣ ಬದುಕಬಹುದು ಅಥವಾ ನೆಮ್ಮದಿಯಾಗಿ ಬದುಕಬಹುದು, ಅದಕ್ಕೇನು ತೊಂದರೆ ಏನಿಲ್ಲ. ಅದಕ್ಕೆ ಕಷ್ಟಪಟ್ಟು ಇಲ್ಲಿ ಈ ತರ ದುಡ್ದು ಈ ತರ ದುಡ್ಡು ಚಲು ಮಾಡ್ಕೊಂಡು ಬೀದಿಗಳಿಗೆಲ್ಲ ನಾಯ್ಕಂದಾಗ ತಿರೋದ್ರಗಿಂತ ಹಂಗೆ ನಿಮ್ ಜೊತೆಲಿ ಬಂದವ್ರನ್ನ ನೀವು ನೆಮ್ಮದಿಯಾಗಿ ನಾನು ತೋರಿಸ್ಕೊಡ್ತೀನಿ ಅಂತ ಅವ್ರು ಬಂದು ತೋರಿಸ್ಕೊಟ್ಟಿದ್ರೆ ಇವತ್ತು ನಾವು ಒಳ್ಳೆ ನೆಮ್ಮದಿಯಾಗಿ ಬದುಕ್ತೀವಿ. ನನ್ಗೇನು ಇವಾಗ ಏನು ಅಷ್ಟು ಕಷ್ಟನೇನೇನು ಇಲ್ಲ. ಆ ಎಣ್ಣೆ ಬಿಟ್ಟ ಮೇಲೆ ನನ್ಗೆ ಸಾಕೋ ಸಾಕು ಅಂತಾಯ್ತು. ಆ ದೇವ್ರಿಗೆ ಶಿವನೇ ನಾನು ಕೈ ಮುಗಿದೀನಿ, ಬಾಳಾಡದಲ್ಲಿ ನನಗೆ ಇನ್ನೊಂದು 10 ವರ್ಷ ಆದ್ರೂ ಬಾಳಿ ಬಿಟ್ಬೇಕು ನನ್ನ ಆಸೆ ಇದೆ. ಅದ್ಮೇಲೆ ನಮ್ಗೇನು ಎಣ್ಣೆ ಗಿಣ್ಣೆ ಏನು ಬೇಡ.
1: ಅದೇ ತಾವ್ ಹೇಳ್ತಿದ್ರಿ ನಾ ಈ ಕುಡಿದಕ್ಕೆ ಏನ್ ಕಾರಣ ಇತ್ತು ಅಂದ್ರೆ ಕೆಲವರು ನಮ್ಮೂರಲ್ಲಿ ಜನಗಳು ಕುಡಿತಾ ಇದ್ರು, ಅವರು ಸ್ವಲ್ಪ ಎಣ್ಣೆ ತಗೋ ಕುಡಿ ಏನು ಆಗಲ್ಲಂತ ನನಗೆ ಎಣ್ಣೆ ಕೊಟ್ಟಿದ್ರು, ಅದರಿಂದ ನಾ ಕುಡಿಯೋದಕ್ಕೆ ಪ್ರಾರಂಭ ಮಾಡಿದೆ ಅಂತ ಹೇಳ್ತಾ ಇದ್ರಿ. ಇವಾಗ ಯಾವ್ದಕ್ಕೊಂದ್ಸತಿ ಈ ರೀತಿ ಎಣ್ಣವನ್ನ ಕುಡಿದೆ ಕೊಡ್ತಾ ಇದ್ರೆ ನನ್ನ ಆರೋಗ್ಯದ ಮೇಲೆ ಏನಾದ್ರೂ ತೊಂದರೆಗಳು ಉಂಟಾಗಬಹುದು? ಯಾವ್ದಕ್ಕೊಂದ್ಸತಿ ಯೋಚನೆ ಮಾಡಿ ಕುಡಿಯೋಣ ಬೇಡವಂತ ಅನಿಸ್ತಿರ್ಲಿಲ್ವಾ ಅವಾಗ? ಹೇಗೆ ರಮೇಶ್ ಅವರು ನಿಮ್ಗೆ
0: ಅನ್ಸಿತ್ತು ಸರ್? ಅಲ್ಲೇ ಚೆನ್ನಾಗಿ ಕುಡಿದ್ಬಿಟ್ಟು ಮಾರ್ಲಾದ ದಿವಸ ಕೈ ಕಾಲೆಲ್ಲ ಉರಿ, ಕಣ್ಣುರಿ, ತೆರೆ ಊರಿ ಹಿಂಗೆಲ್ಲ ಬಂದಿದ್ರೆ ನಾವು ಕುಡಿ ಪುನಾನುವೆ ಸತ್ರ ಸಾಯ್ಲೇಬೇಕು ಅಂದ್ಬಿಟ್ಟು ಪುನಾನು ಎಣ್ಣೆನೆ ಕುಡಿತಾ ಇದ್ದು. ಅದನ್ನೆಲ್ಲ ಹೋಗಿ ಹಾಸ್ಪಿಟಲ್ ತೋರಿಸಿದ್ರಪ್ಪ ಒಂದು 10 ದಿವಸ 20 ದಿವಸ ಬಿಟ್ಬಿಡು, ನಿನ್ಗೆ ಭಯಂಕರ ತೊಂದರೆ ಇದೆ, ಬರೀ ಎಣ್ಣೆ ಹಾಕ್ಬಿಟ್ಟು ಫುಡ್ ಹೊಟ್ಟೆಲ್ಲ ಏನು ಇಲ್ಲ ಅಂತ ಡಾಕ್ಟ್ರು ಕೂಡಿ ಹೇಳ್ತಾ ಇದ್ರು. ಅದನ್ನು ಕೂಡಿ ಒಂದು 4 ದಿವಸ ಬಿಟ್ಬಿಟ್ಟು ಅನ್ನ

0: ಆರಂಭ ನಾಳೆ ದೂಷ್ಟಲ್ಲಿ ನಾವು 4-5 ಜನ ಸೇರ್ಕೊಂಡಿದ್ರೆ ಅವ್ರ ಹಾಫ್ ಬಾಟ್ಲು ಮತ್ತೆ ಒಂದು ಲೀಟರ್ ಎಲ್ಲ ಇಸಿ ಕುಡಿಯೋ ತೆಗಿ ಅಂತ ಹೇಳ್ತಾ ಇದ್ರು. ಇನ್ನು ಅವಾಗೆಲ್ಲ ಇವರೆಲ್ಲ ಕುಡಿತಾ ಇದ್ರೆ ನನಗೂ ನಾಶ ಇರ್ತಾ ಇದ್ರು, ನಾನು ಒಂದು ಕುಡಿದ್ಬಿಟ್ಟಿದ್ದೆ. ಅವಾಗ ಹೊಟ್ಟೆ ನಾವು ಬರೋದು ಸೈಕ್ಲೋನ್ ಬರೋದು ಇದೆಲ್ಲ ಇದ್ರೆ ಹೆಂಡತಿ ಕುಡಿ ಆಡೋದು, ನೀನ್ ಕುಡಿದಾಗೆ ಡೈರಿ ಕುಡಿದಾಗ ಈ ತರ ಸಪೋಗ ಬರ್ತಾ ಇರೋದು. ನೀನ್ ಆಸ್ಪತ್ರೆ ಹೋಗಿ ತೋರ್ಸು, ತಗೋ ಒಂದ್ 500 ರೂಪಾಯಿ ತಗೊಂಡು ಹೋಗಿ ತೋರ್ಸ್ಬಿಟ್ಟು ಬಾ ಅಂತ ಹೇಳಿದ್ರು. ಅಲ್ಲಿ ಆಸ್ಪತ್ರೆಗೇನು ಹೋಯ್ತಿರ್ತಾ ಇಲ್ಲ, 500 ರೂಪಾಯಿ ತಗೊಂಡು ಬಾರಲ್ಲಿ ಚೆನ್ನಾಗಿ ಕುಡಿದು ಬಿಟ್ಟು ಸಾಯಂಕಾಲ 6 ಗಂಟೆ 7 ಗಂಟೆ ಮನೆಗೆ ಬರೋದು. ಹಂಗೆಲ್ಲ ಮಾಡಿ ಬರ್ತಾ ಇರೋ ಟೈಮ್ ಅಲ್ಲಿ ಪುನಃ ಮಾರ್ಲದಿನ ಕಾಸಿಲ್ಲ. ಆವಾಗ ಮನೇಲಿ ಇರೋದು ಭತ್ತ ಸ್ವಲ್ಪ ರಾಗಿ ಹಂಗೆಲ್ಲ ತಗೊಂಡು ಮಾರ್ಬಿಡ್ತಿದ್ದೆ. ಇನ್ನು ಹೆಂಡತಿ ಇನ್ನೇನ್ ಮಾಡ್ತಾಳೆ, ಇನ್ನು ಹೆಂಗಾದ್ರು ನೀವು ಹಾಳಾದ್ರೆ ಏನೋ ಬಾಳಾದ್ರೆ ಏನೋ ಕುಡಿದು ಏನಾದ್ರು ಮಾಡುವ, ನನಗೇನು ಇಲ್ಲ, ನನಗೆ ಚೆಲುವಿರೋದು ಕುಡಿಯ ತಗೊಂಡು ಮಾರ್ದೇ ಇಲ್ಲ, ನಿನ್ಗೆ ಏನಾದ್ರು ದರಿದ್ರು ಅಲ್ವಾ, ಇದೆಲ್ಲ ಕಷ್ಟಪಟ್ಟು ಅಧ್ವಾನ ಮಾಡಿ ಮನೇಲಿ ಮಡಿಕೊಂಡು ಅಂತ ಗೋ ಅಂತ ಗೋಡಲೆ ನಮ್ಗೆ ಅದೇನು ತೋಂತಾ ಇಲ್ಲ, ನಮ್ಗೆ ಕುಡಿಬೇಕಷ್ಟೇ. ಆವಾಗ ಬೆಳಿಗ್ಗೆ ಅದ್ದಲ್ಲ ಆಗ ಕಣ್ಣೀರ್ ಹಾಕೊಂಡು ಗೋಳಾಡಿಸ್ಲಿ ಆಗ ಒಂದು ಯೋಚನೆ ಇರ್ತದೆ, ಶೇ ನನ್ನ ಹೆಂಡತಿ ಮಾತು ನಾನು ಕೇಳ್ದೋದ್ಮೇಲೆ ನಾನು ಯಾಕೆ ಈ ಬದುಕೋದು ಅಂತ. ಹಂಗೆ ಹೋಗಿ ಬೀದಿಗಳಲ್ಲಿ ಹೋಗಿ ಸಿಟಿಗೆ ಹೋಗೋ ಟೈಮಲ್ಲಿ ಅಲ್ಲೂ ಜನಗಳು ಸಿಕ್ಕೇ ಸಿಗ್ತಾರೆ. ಆವಾಗ ಬರೋ ನೀನು ಒಂದು ಹಾಕುವತ್ತಾಗಿ ಏನು ಮಾಡೋಕ್ಕಾಗಿಲ್ಲ, ಕಾಸು ಬೀಸಲ್ಲ ನಿನ್ನೆ ರಾತ್ರಿ ಮುಗಿಸ್ಕೊಂಡೆ, ಒಂದು ನೈಟಿ ಹಾಕ್ಬಿಡು ಅಂತ ಅವ್ರ ಜೊತೆ ಸೇರಿದ್ರೆ ಇನ್ನ ಸಾಯಂಕಾಲ ಬೇರೆ ಬರೀ ಎಣ್ಣೆನೆ. ಹಿಂಗೆಲ್ಲ ಆಗ್ಬಿಟ್ಟು ಭಾರಿ ಬೇಜಾರಾಯ್ತು. ಏನೋ ನಿಮ್ಮ ಹತ್ರ ಬಂದದ್ಗ ಭಾರಿ ಪುಣ್ಯ ಪಡ್ದೀನಿ, ಆ ದೇವ್ರೆ ನನ್ಗೆ ಸಾಕ್ಷಿ ಆಗ್ಬೇಕು ಶಿವ್ರೆ. ನಮ್ಮ ಮನೆ ದೇವ್ರನ್ನ ನಾನು ನೆನ್ಸ್ಕೋತೀನಿ, ಅದೇ ಅವ್ರನ್ನ ನೆನ್ಸ್ಕೊಂಡು ಆಗಿ ಇವಾಗೆಲ್ಲ ನೋಡೋಸಿಲ್ಲ, ಭಯಂಕರ ಕಣ್ಣೀರು. ಇವಳೆ ತಾನಾಗಿನೆಲ್ಲ ಮಾಡಿ ಅಂತಾನೆ ನೀವು ಖರ್ಚಾಗಕ್ಕೆ ಬನ್ನಿ ಅಂತ ಹೇಳಿದ್ರಲ್ಲ, ಆಗ ನಾನು ಬಂದಿದ್ದು. ನಾನು ಇಷ್ಟು ನೆಮ್ಮದಿಯಾಗಿ ಎಣ್ಣೆ ಬಿಟ್ಟದ ಮೇಲೆ ನನಗೊಂದು ಕರ್ತವ್ಯದಲ್ಲಿ ಒಳ್ಳೇದಾಗು ಅಂತ ಕಾಣ್ತದೆ ಸರ್. ಅದಕ್ಕೆ ಒಳ್ಳೇದಾಯ್ತೀರಿ. ಇನ್ನೂ ಅನುಭವದಲ್ಲಿ ನಾನು ಜನ್ಮದಲ್ಲಿ ನೀನು ಇನ್ನಾರು 10 ಜನರು ಜೊತೆಲ್ಲ ಸೇರಿ ಅವ್ರಿಗೂ ಒಂದು ಬುದ್ಧಿವಂತನೂ ಆಗಿ ಅವ್ರಿಗೂ ಒಂದು ಕಥೆಗಳು ಹೇಳ್ತೀನಿ ನೋಡಪ್ಪ, ನಾ ಅವರಿಂದ ನಾ ಬದುಕರಿ, ನನ್ನಿಂದ ನೀವು ಒಂದು ಸ್ವಲ್ಪ ಬುದಿಕೊಳ್ಳಿ ಮುಂದ್ಗಡೆ. ಹಾಗೆ ಎಲ್ಲ ಸರಾಬು ಎಣ್ಣೆ ಹೊಡೆಯವರೆಲ್ಲ ನನ್ನ ಜೊತೆಲಿ ಬಂದು ತೋರಿಸ್ಕೊಡ್ತೀನಿ ಅಂತ ಹೇಳ್ತಾ ಇದ್ದೀನಿ. ಅಂದ್ರೂ ಜನಗಳು ನನ್ನ ಮಾತು ಕೇಳೋದೂ ಇಲ್ಲ, ಅವರು ಸಾಯಂಕಾಲ ಇನ್ನು ಸುಮ್ಮನೆ ಹೇಳೋದು ಹಂಗೆ ಹಿಂಗೆಲ್ಲ ಹೇಳ್ತಾರೆ ಅಂತ ಹೇಳ್ಬಿಟ್ಟು ನಾನು ಡೈರೆಕ್ಟ್ ಆಗಿ ಒಂದು 2 ತಿಂಗಳ ಬಿಟ್ಟಿದ ಮೇಲೆ ಆಗ ಊರ್ ಜನಗಳಿಗೆ ವಿಷಯ ಗೊತ್ತಾಯ್ತು. ಈ ಚೆನ್ನಾಗಿ ಅವನೇ ಸ್ವಲ್ಪ ತಡಿ ಗಿಡಿ ಎಲ್ಲ ಬಂದವನೇ, ಅವನ್ನ ಪುಟ್ಟು ಗಿಟ್ಟ ಎಲ್ಲ ತಿಂತಾನೆ ಈಗ ಎಣ್ಣೆಲ್ಲಿ ಬಿಟ್ಟ ಮೇಲೆ. ಇವಾಗ ಊರ್ ಕಟ್ಟೋದ್ರೆಲ್ಲ ನನ್ನ ಮೇಲೆ ಭಾರಿ ಇಷ್ಟ ಪಡ್ತಾರೆ ಸರ್. ಅಲ್ಲಿ ಇನ್ನು ಮುಂದೆ ಏನಾದ್ರೂ ವ್ಯಾಪಾರ ಗ್ಯಾಪಾರ ಮಾಡ್ಕೊಂಡು ಜೀವನ ಮಾಡು, ಇನ್ನು ಯಾಕೆಲ್ಲ ಎಷ್ಟೆಲ್ಲ ಈ ಭಾರತದಲ್ಲಿ ಏನು ಇರ್ತಿದ್ದಿಲ್ಲ, ಒಣಗಿ ಸಹಾಯಕ ಆಗ್ಬಿಟ್ಟಿದೆ. ಇವಾಗೆಲ್ಲ ನೆಮ್ಮದಿಯಾಗಿ ಭಾರತದಲ್ಲಿ ಒಳ್ಳೆ ಚೆನ್ನಾಗಿದೆ ಅಂತ ನಮ್ ಚಿಕ್ಕವ ನಮ್ ತಾಯಿ ಇದ್ರೆಲ್ಲ ಇವಾಗ ಬಂದು ಎಲ್ಲ ಹೇಳ್ತಾ ಇದ್ರು, ಇನ್ ಮೊದಲು ಈ ತರ ಎಣ್ಣೆ ಕೊಡುವ ಬೀದಿ ಬೀದಿಗಳೆಲ್ಲ ಉಚ್ಚನಾಯಾಗಿ ತೀರುತ್ತದಲ್ಲ, ಇವಾಗ ಎಲ್ಲ ಕುಡ್ತಾ ಇಲ್ಲ ನಿಲ್ಸಿದ್ಮೇಲೆ ಚೆನ್ನಾಗಿ ಆಗಿದೆ.
1: ಅದೇ ತಾವ್ ಹೇಳ್ತಿದ್ರೆ ಕುಡಿತವನು ಬಿಟ್ಟ ನಂತರ ಇವಾಗ ನಿಮ್ಮೂರ ಗ್ರಾಮಸ್ಥರಾಗಿರ್ಬೋದು ಅಥವಾ ನಿಮ್ಮ ಸಂಬಂಧಿಕರುಗಳಾಗಿರ್ಬೋದು ಒಳ್ಳೆ ಪ್ರೀತಿ ವಿಶ್ವಾಸದಿಂದ ಗೌರವ ಕೊಟ್ಟು ಮಾತಾಡ್ತೀರಾ ಅಂತ ಹೇಳ್ತಾ ಇದ್ದೀರಾ?
0: ಹೌದು ಸರ್. ಅದ್ಲೇ
1: ಕುಡಿಯುವ ಸಂದರ್ಭದಲ್ಲಿ ತಮಗೆ ವೈಯಕ್ತಿಕವಾಗಿ ಆರೋಗ್ಯದ ಮೇಲೆ ಏನಾದರೂ ತೊಂದರೆಗಳು ಉಂಟಾಗ್ತಿದ್ದ ರಮೇಶ್ ಅವರೇ?
0: ಬೆಳಿಗ್ಗೆ ಎದ್ದೆಲ್ಲ ನಂಗೆ ಎಣ್ಣೆ ಇಲ್ಲದ ಕಂಡು ಅಮ್ಮನ ಫುಡ್ಡೇನೆ ಬೇಡ, ಫುಡ್ ಒಂದು ಗಂಟೆ ಟೈಮು ಬೇಡ, 4 ಗಂಟೆ ಟೀ ಬೇಡ, 6 ಗಂಟೆ ಟೈಮ್ ಅಲ್ಲಿ ನನಗೆ ಎಣ್ಣೆ ಬೇಕು. ಎಣ್ಣೆ ಕುಡಿದು ಒಳ್ಳೆ ಕೂಸ ಆಯ್ತು ಅಂತ ಅಂದ್ಮೇಲೆ ಮನೇಲಿ ಕಿರಿಕಿರಿ ಅಂತ ಜಗಳ. ಆಮೇಲೆ ಮಗನ ಹತ್ರ ಕಾಸು ಕೊಡೋ ಏನೋ ನಿನ್ನ ತಂದ ಮಡಗಿಲ್ಲ ಅಂತ ಅವನು ಕುಡಿ ಬೈದು ಬಿಡ್ತಿದ್ದೆ. ಆಗೆಲ್ಲ ಅಪ್ಪ ಕುಡಿದು ಹಿಂಗ್ ಪರದಾಡ್ತಾನೆ, ಕೊಡ ತಗೊಂಡ ತೈವತ್ತ ಹೋಗ್ಲೆ ತೆಗಿ ಅಂತ ಅಲ್ಲಿ ಕೊಡ್ತಿದ್ದ. ಇವಾಗ ಅವನೇ ನನಗೆ ಹೇಳ್ತಾನೆ, ನೀನು ಅವಳು ಚೆನ್ನಾಗಿದ್ಯಲ್ಲ, ಇನ್ನೇನ ನಿನ್ಗೆ ಮನೆಗೆ ಇನ್ನೇನು ಕೆಲಸ ಮಾಡ್ಕೊಂಡು ಮನೇಲೇ ಇರೋ, ಅದೇ ನೀನ್ ತೊಂದರೆ ಇಲ್ಲ, ನೀನು ಎಣ್ಣೆಗೆ ನೀನು ಹಾಕ್ಬೇಡ ಅಂತ. ನೀನು ಇಷ್ಟು ನಟ್ಲೆಲ್ಲ ನನ್ನ ನೋಡಕ್ಕೆ ಚೆನ್ನಾಗಿದೀಯ ಅಂತ ಮಗನೇ ಹೇಳ್ತಾನೆ. ಹಂಗೆಲ್ಲ ಮೆಂಬರ್ಗಳು ನನ್ನ ಕಂಡೆಲ್ಲ ಭಾರಿ ಇಷ್ಟಪಡ್ತಾರೆ, ಈ ಊರ್ ಮೆಂಬರ್ಗಳೆಲ್ಲ ಹಿಂಗೆಲ್ಲ ಇದ್ದಿದ್ದೇನೆ. ಆಗ ಊರ್ ಮೆಂಬರ್ಗಳ ಇದ್ದು ಬಿಟ್ಬಿಡೋದು, ನಿನ್ಗೆ ಏನ್ ಬೇಕಾದ್ರೆ ಸಹಾಯ ಮಾಡ್ತಾನೆ ಪಂಚಾಯತಿ ಕಡೆಯಿಂದ, ಅದಕ್ಕೂ ನಿನ್ಗೆ ಏನಾದ್ರು ಹೆಲ್ಪ್ ಮಾಡ್ತೀನಿ. ಹಂಗ 10 ಜನನ್ನ ಕರ್ಕೊಂಡು ಹೋಗಿ ಅಲ್ಲಿ ತಗೊಂಡು ತೋರಿಸು ಎಚ್ಡಿ ಕೊಟ್ಟ ತಾಲೂಕಲ್ಲಿ ನೆಮ್ಮದಿಯಾಗಿ ಬದುಕಾದ್ರು. ಇನ್ನು 5-6 ಜನರು ಅವ್ರೆ, ಅವರು ಇವಾಗ ಬೆತ್ತಿನಿ ಬೆತ್ತಿನ ಅಂತ ಹೇಳ್ಬಿಟ್ಟು ಅವ್ರನ್ನ ಮೋಸ ಮಾಡ್ಬಿಟ್ಟ ಕರ್ಕೊಂಡು ಹೋಗಕ್ಕೆ ನಮ್ಗೆ ಲಾಭ ಇಲ್ಲ. ಅದಕ್ಕೆ ಕಣ್ಣು ಮುಂದೆ ಹೇಳ್ಬಿಡ್ತೀನಿ, ನನ್ನ ತಡಿ ಹಿಂಗೆಲ್ಲ ಫುಡ್ ಗಿಡ್ಡೆಲ್ಲ ತಿಂದು ಎಣ್ಣೆ ಬಿಟ್ಟದ ಮೇಲೆ ನಾನು ಚೆನ್ನಾಗಿ ಆಗಿದ್ದೀನಿ, ಅದೇ ತರ ನೀವು ಆಗಿ ಅಂತ ಹೇಳ್ತೀನಿ ಸರ್ ಅಲ್ಲಿ.
1: ಹಾಗೇನೆ ಇವಾಗ ಹೆಚ್ಚು ಕುಡ್ಕೊಂಡು ಬರೋ ಸಂದರ್ಭದಲ್ಲಿ ಇವಾಗ ಅಕ್ಕಪಕ್ಕದ ಮನೆಯವರಾಗಿರ್ಬೋದು ಅಥವಾ ನಿಮ್ಮ ಗ್ರಾಮಸ್ಥರಾಗಿರ್ಬೋದು ಯಾವ ರೀತಿ ಒಂದು ಪ್ರತಿಕ್ರಿಯೆ ನೀಡ್ತಿದ್ರು ನಿಮ್ಮನ್ನ ನೋಡಿ ಅವಾಗ?
0: ಅವಾಗ ಭಯಂಕರ ನನ್ನ ನೋಡೋದಿಲ್ಲ ಏನು ಇಲ್ಲ, ಇವನ್ನೆಲ್ಲ ಬುಲೋಪರ ಹಿಂಗೆ ಅಣ್ಣೆ ಗಿಣ್ಣೆ ಎಲ್ಲ ಕುಡ್ದ ಏನ್ ಪರದಾಡ್ಕೊಂಡೋಯ್ತಾನೆ, ಹೆಂಡತಿ ಮಕ್ಕಳು ನೋಡಲ್ಲ ಅಥವಾ ದನಕರು ನೋಡಲ್ಲ, ಏನು ನೋಡ್ತಾ ಇಲ್ಲ. ಬೆಳಗ್ಗೆ ಸಾಯಂಕಾಲ ಇದ್ರೆ ಸಾಯಂಕಾಲ ಬೇರೆ ಕುಡ್ದು 8 ಗಂಟೆ ರಾತ್ರಿಯಿಂದ ಮನೆಗೆ ಬಂದು ಅದು ಬೇರೆ ಮನೇಲಿ ಪರದಾಟ, ಬೆಳಗ್ಗೆ ಎದ್ದೇ ದುಡ್ಕೊಡು ಅಂತ ಕೇಳ್ತಾರೆ. ಇದು ಎಲ್ಲಿಂದ ಮಾಡ್ಕೊಂಡ್ಬರ್ತಾರೆ, ತಾಯಿವೇ ಮಗನು ಸೇರಿ ಇವ್ರಿಗೆಲ್ಲ 100 ರೂಪಾಯಿ ಡೈಲಿ ಕೊಡ್ಬೇಕಂದ್ರೆ ಎಲ್ಲಿಂದ ಪುರ್ಮಾನ ಬರ್ತದೆ ಅಂತ ಎಲ್ಲ ಊರ್ ಕಟ್ಟಿನವ್ರು ಹೇಳ್ತಾ ಇದ್ರು. ಇವಾಗ ಊರ್ ಕಟ್ಟಿನವ್ರೆಲ್ಲ ಈಗ ನನ್ನ ಕಂಡು ಅಷ್ಟು ಆಗಿದ್ದವ ಇವತ್ತು ಸೇಟುವಾಗಿ

0: ನಡೀತಾ ಇದೆಯಲ್ಲ, ಎಲ್ಲಿಂದ ನಿಮ್ಗೆ ಬರ್ಮಾನ ಬರ್ತದ, ಹೆಂಗ್ ನೀವು ಜೀವನದಲ್ಲ ಮುಂದುವರಿತಾ ಇದೆ ಅಂತ ಅವರೇ ಹೇಳ್ತಾವ್ರೆ. ಆಗ ನಾನು ಹೇಳೋದು, ಅಲ್ಲಿಂದ ನಮಗೆ ದೇವ್ರು ಕೊಟ್ಟ ವರ ಹಿಂಗೆ ಈ ತರ ಮಾಡಿದ್ದಾರೆ, ನನ್ನ ಸರ ಹೋಗಿ ನನ್ನ ಸ್ವಂತದೆಲ್ಲ ಹೋಗಿ, ನನ್ನ ನೀವೆಲ್ಲ ನಿಮ್ಮ ನಾಚಿಗೋಸ್ಕರ ನಿಮ್ನೆಲ್ಲ ವೈದ್ಯ ಮಾಡಿ ನಮ್ನೆಲ್ಲ ಈ ತರ ಮಾಡಿರೋದಕ್ಕ ನಾವು ಇನ್ನು ಮುಂದೆ ನಿಲ್ಬೇಕು ಅಂತ ಹೇಳಿದ್ರೆ ಎಣ್ಣೆ ನಿಲ್ಸ್ಬಿಟ್ಟಿದ್ದೀರಿ, ನಾನಾದ್ರೂ ಇನ್ನು 10 ವರ್ಷ ಚೆನ್ನಾಗಿರ್ತೀನಿ ಅಂತ ಊರ್ಕಟ್ಟಿಗೆ ಹೇಳಿದ್ರೆ ಅವ್ರಿಗೆ ಇಷ್ಟ ಮಾದ್ರಿ ಒಪ್ಕೊಂಡ್ರು ಸರ್. ಅಲ್ಲಿ ಅವ್ರು ಎಲ್ಲ ಹೋದ್ರು ನನ್ಗೆ ಒಂದು ನಂಬಿಕೆ ಅಲ್ಲೇ, ಯಾಕೆ ಬಂದ್ರು ನೀವು ಇವಾಗ ಕೂಗ್ತಾರೆ, ಎಲ್ಲೋಗಿದ್ದೆ ಏನ್ ಕಥೆಯನ್ನ, ನೀವು ಚೆನ್ನಾಗಿದೆಲ್ಲ ಎಲ್ಲಿಂದ ನೀವು ಎಣ್ಣೆ ಬಿಟ್ಟಿದ್ರು ಅಂತ. ನಾನೇ ಅಲ್ಲಿ ಅಚ್ಚಿಡಿ ಕೋಟೆ ತಾಲೂಕಿನಿಂದ ಅವ್ರು ಕರ್ಕೊಂಡು ಹೋಗಿದ್ರು, ಹಾಗೆ 10 ದಿನ ಅಲ್ಲಿ ಇದ್ದೆ ಕ್ಯಾಂಪು. ಅಲ್ಲಿಂದ ಬಿಟ್ಟ ಮೇಲೆ ಮನೆಗೆ ಬಂದು ಒಂದು 10 ದಿವಸ ಊರಲ್ಲಿ ಇದ್ದೆ, ಊರಲ್ಲಿ ಇದ್ದು ಬಿಟ್ಟು ಆಮೇಲೆ ಊರಿಂದ ಬಿಟ್ಟು ಹೋದೆ ಒಂದು 10 ದಿವಸ ಕೇರಳಕ್ಕೆ ಹೊಂಟೋಗ್ಬಿಟ್ಟಿದ್ದೆ ಕೆಲ್ಸಕ್ಕೆ. ಇವಾಗಲೇ ಚೆನ್ನಾಗಿದ್ದೀರಿ ಅಂತ ಹೇಳೋದ್ಲೆ ಊರ್ ನುಡಿ ಈ ತರ ಇದ್ರೆ 6 ವರ್ಷ ಬದುಕಬೋದಪ್ಪ. ಇಲ್ಲೆಲ್ಲ ಎಣ್ಣೆ ಕುಡ್ಕೊಂಡು ಪರದಾಡ್ಕೊಂಡು ಬೀದಿಗಳೆಲ್ಲ ಹೋದ್ರೆ, ಬೀದಿ ನಾಯಿ ತೀರ ಹೋದ್ರೆ ಜನ ಏನು ಒಪ್ತಾ ಇಲ್ಲ ಹಂಗೆಲ್ಲ ಹೇಳ್ತಾ ಇದ್ರು. ಇವಾಗೆಲ್ಲ ಚೆನ್ನಾಗಿರೋದಕ್ಕೆ ಏನು ತೊಂದರೆ ಇಲ್ಲ. ಹಂಗೆಲ್ಲ ಬರೋದ್ರಲ್ಲಿ ಮೆಂಬರ್ಗಳು ಮತ್ತೆ ಪೊಲೀಸ್ನವರು ಕೂಡ ಬಾವಲಿಯ ಟೇಸ್ಟಲ್ಲೇ ಪೊಲೀಸ್ನವರು ಇದ್ರು. ಆಗ ನನ್ಗೆ ಹೇಳಿದ್ರು, ಏನು ಇಷ್ಟು ಪ್ಯಾಂಟ್ ಗಿಂಟೆಲ್ಲ ಹಾಕ್ಬಿಟ್ಟು ಎಲ್ಲಿಗೆ ಹೋಯ್ತಾ ಇದೆಯಾ, ಎಲ್ಲಿ ಕೆಲ್ಸಕ್ಕೆ ಹೋಗಿದ್ಯಾ ಅಂತ ಕೇಳಿದ್ರು. ಅದನ್ನ ಆವಾಗ ನಾನು ಹೇಳಿದೆ, ಕೊಯ್ಕೊಡ್ಗೆ ಹೋಗಿದೆ ಸಹ ಕೆಲ್ಸಕ್ಕೆ, ಈಗ ಎಣ್ಣೆ ಗಿಂಡೆಲ್ಲ ನಿಲ್ಸ್ಬಿಟ್ಟಿದ್ಯಾ ಅಂತ ಹೇಳಿದ್ರು. ಸಂಘದವ್ರು ನನ್ ಕರ್ಕೊಂಡು ಹೋಗಿದ್ರು ಸರ್ ಅಲ್ಲಿ. ಆಗೆಲ್ಲ ಕರ್ಕೊಂಡೋಗಿ ನಾವು 11 ದಿವಸ ಕ್ಯಾಂಪ್ ಅಲ್ಲಿ ಇದ್ದೆ, ಕ್ಯಾಂಪಿಂದ ಬಿಟ್ಟು ಕೆಲ್ಸಕ್ಕೆ ಹೋಗಿದ್ದೆ ಅಂತ ಹೇಳಿದೆ ಅವ್ರಿಗೆ. ಇನ್ನಾದ್ರು ಚೆನ್ನಾಗಿರಪ್ಪ, ಇದು ಯಾಕೆ ನಮ್ಮ ಹತ್ರ ಎಲ್ಲ 50-100 ಎಲ್ಲ ಕೇಳ್ತಾ ಇದ್ದೆ, ಹಿಂಗೆಲ್ಲ ಆಗಿರೋ ಮನುಷ್ಯ ಈಗ ಚೆನ್ನಾಗಿ ಆಗ್ಬಿಟ್ಟಿದೆಲ್ಲ ಅಂತ. ಈ ನಮ್ಮನ್ನೆಲ್ಲ ಕಂಡಿಲ್ಲ, ಇವಾಗ ಅವ್ರಿಗೆ ಇಷ್ಟಪಡ್ತಾರೆ, ನಮ್ಮ ಕಲರ್ ಚೇಂಜ್ ಆಯ್ತಲ್ಲ ಸರ್ ಅಲ್ಲಿ. ಆವಾಗೆಲ್ಲ ಏನೋ 3-4 ದಿವಸ ಬಟ್ಟೆ ಹಾಕ್ಬಿಟ್ಟಿದ್ರೆ ಒಂದ್ ಬಟ್ಟೆನು ಒಗೆತಾ ಇಲ್ಲ, ಆಮೇಲೆ ನೀ ಸ್ನಾನೂ ಮಾಡ್ತಾ ಇಲ್ಲ, ಅದೇ ಬಟ್ಟೆಲಿ ಮನೆ ಕೊಡೋದ, ಅದೇ ಬಟ್ಟೆಲಿ ಊಟ ಮಾಡೋದ, ಊಟ ಮಾಡಿದ್ರೆ ಮಾಡಿದ್ರು ಮಾಡಿದ್ರೆ ಇಲ್ಲೋದ್ರೆ ಇಲ್ಲ, ಬೆಳಿಗ್ಗೆ ಎದ್ದಲೇ ನಮ್ಗೆ ಎಣ್ಣೆ ಬೇಕು. ಹಂಗೆಲ್ಲ ಇದ್ದಮ್ಮ ಇವಾಗ ಚೆನ್ನಾಗಾಗಿರೋದಕ್ಕೆ ಜನಗಳು ಇನ್ನೂ ಒಂದು ಅತ್ವ ಚೆನ್ನಾಗಿರ್ಲಿ ಅಂತ ಹೇಳ್ತಾರೆ. ನಂಗೆಲ್ಲ ಆಗಸಲ್ಲಿ ಇನ್ನು ಅದಕ್ಕೂ ಮುಂದರಿಬೇಕಂತ ಹೇಳಿದ್ರೆ ತುಂಬಾ ಟಾನ್ಸ್ ಆಗಿ ಮುಂದರಿಲೇಬೇಕು. ಇನ್ನೊಂದು 10-20 ವರ್ಷ ಹೆಂಗಾದ್ರೂ ನನ್ನ ಜೀವನದಲ್ಲಿ ಹೆಂಗಾದ್ರೂ ಕೂಲಿ ಮಾಡಿ ಆದ್ರೂ ಮಕ್ಕಳು ಸಾಕಿ ಇವಾಗ ನನ್ನ ಜೀವನನ ಮುಂದೆ ಹರಿಸಿಕೊಂಡು ನಾವು ನಡೆಸಲಾಗಬೇಕು.
1: ಹಂಗೇನೆ ಕುಡಿಯಂತ ಸಂದರ್ಭದಲ್ಲಿ ತಾವುಗಳು ಹೊರಗಡೆ ಹೋಗಿ ಕೂಲಿ ಮಾಡ್ಕೊಂಡು ಬಂದು ಮನೆ ನಿರ್ವಹಣೆಗಂತ ಹಣವನ್ನ ಏನಾದ್ರೂ ಕೊಡ್ತಾ ಇದ್ರ ರಮೇಶ್ ಅವರೇ?
0: ಸರ್ ಮೊದ್ಲು ಏನು ಕೊಡ್ತಾ ಇಲ್ಲ ಸರ್, 500,000 ಎಲ್ಲ ಕೈಲೇ ಸಿಕ್ಕಿದ್ರೆ ಆವತ್ತೇ ಆವತ್ತು ಚೆಲು ತೀರಿಸ್ಬಿಟ್ಟು ಪುನಃ ಹೆಂಡತಿನಿಗೆ ಹೋಗಾ ಇರ್ತೈತೆ, ಕೊಡೋ 100 ರೂಪಾಯಿ ನಿನ್ ಕಾಲ್ ಕೊಟ್ಟಿನಿ ನಿನ್ ಅಮ್ಮಯ್ಯ ಹಂಗೆಲ್ಲ ಆಗಿ ಮತ್ತೆ ಸ್ವಲ್ಪ ಕೋಪಗೆ ದಿನಸಿಗಳೆಲ್ಲ ಹತ್ಕೊಂಡು ಹೋಗ್ಬಿಡ್ತಿದ್ದೆ, ಅದೆಲ್ಲ ಮಾರಿ ಕುಡಿದು ಹಂಗ್ ಬಂದಿದ್ರು ಕೂಡಿ ಅವ್ಳು ಮಾತಾಡ್ತಾ ಇಲ್ಲ, ಅದ್ರೂ ಕೂಡಿ ಅವಳ ಏನಾದ್ರು ಒಂದು ಮಾತಾಡ್ತಿದ್ರೆ ಏನ್ ಮಾಡಿದ್ರು ಮಾಡು, ಅದಕ್ಕೆ ನನ್ಗೇನು ಇಲ್ಲ, ಜಮೀನು ಇದೆ ಅದು ಬೇಕಾದ್ರೆ ಬೋಗಿ ಇಟ್ಬಿಟ್ಟು ಕುಡಿ, ಏನ್ ನಿನ್ ತೊಂದ್ರೆ ಇಲ್ಲ, ಬಸ್ಸಿ ನನ್ನೇ ಇಟ್ಕೊಂಡು ಹೊಡೆ ಬರ ಅಷ್ಟೇ ಅಂತ ಹಂಗೆಲ್ಲ ಹೇಳ್ತಿದ್ದ. ಹಂಗು ಇಟ್ಕೊಂಡು ಹೊಡೆದು ಬಿಟ್ಟಿದ್ದೆ ಸರ್ ಅವ್ರಿಗೆ, ಹೊಡೆದು ಬೇಕಷ್ಟೆಲ್ಲ ಅನುಭೋಗ ಪಟ್ಬಿಟ್ಟಿದ್ದೀನಿ. ಇವಾಗೆಲ್ಲ ಕೊಟ್ಟಿ ಸಾಕಾಗಿ ಆಮೇಲೆ ನೆಮ್ಮದಿಯಾಗಿ ಅವಳೇನೆ ಕುಡಿ ಹೇಳಿಲ್ಲ ನನ್ಗೆ, ಇವಾಗ ಎಣ್ಣೆ ಬಿಡಕ್ ಹೋಗು ಅಥವಾ ಯಾವ್ದಾರು ಮಾಡು ನಿನ್ಗೆ ಅಂತ ಹಂಗೆ ಹೇಳ್ತಾ ಇದ್ದ. ಆವಾಗ ಎಲ್ಲ ಊರ್ಜನೆ ಎಲ್ಲ ನಾಚ್ಯ ಮಾಡಕ್ ಹೋದ್ರೆ ನಾನೇ ಹೆಂಗ್ ಬದುಕೋದು, ನನ್ ಜೀವ ಹೆಂಗ್ ಆಯ್ತದೆ, ಇದೆಲ್ಲ ಎಣ್ಣೆ ಕುಡಿದು ನನ್ಗೆ ಭಾರಿ ಕಷ್ಟಗಳು ಬರ್ತಾ ಬಂದ್ರೆ ನಾನು ಅನ್ಭವದಲ್ಲಿ ಭಾರಿ ಯೋಚನೆ ಮಾಡ್ಕೊಂಡು ಹಿಂಗ್ ಕೂತಿದ್ದೆ. ಆಮೇಲೆ ಗಣೇಶ ಅಂತ ಒಬ್ರು ಎಲ್ಲರೂ ವರ್ಷದಲ್ಲೆಲ್ಲ ನಿಲ್ಸ್ಕೊಂಡು ಬಂದಿದ್ರು ಎಣ್ಣೆ ಗಿಣ್ಣೆ ಎಲ್ಲ, ಅವಾಗ ಅವ್ರನ್ನ ಕೇಳಿದೆ ಎಣ್ಣೆ ಹಾಕ್ಬಿಟ್ಟು ನನ್ನ ತಗೊಂಡೋಗಿ ನೀವೆಲ್ಲ ಕರ್ಕೊಂಡೋಯ್ತಲ್ಲ, ಅದಕ್ಕೆ ನನ್ಗೆ ಅದು ಅಲ್ಲಿ ಸ್ವಲ್ಪ ಸಪೋರ್ಟ್ ಮಾಡು, ನಾನು ಅದು ತೀರಾ ನಡಿಯಕಾಯ್ತಾ ಇಲ್ಲ, ಆಮೇಲೆ ನನಗೆ ಏನೋ ಕೈಕಾಲೆಲ್ಲ ನಾವು ಮತ್ತೆ ಕೈಕಾಲು ಹೊಟ್ಟೆ ಎಲ್ಲ ನಾವು ಕಣ್ಣೆಲ್ಲ ಉರಿ ಬೆಂಕಿ ಕಷ್ಟ ಎಲ್ಲ ಉರಿತದೆ, ಅದಕ್ಕೆ ತಗೊಂಡು ತೋರಿಸು ಅಂತ ಹೇಳಿದಾಗ ಅವ ನನ್ಗೆ ಅವತ್ತು ಸಾಯಂಕಾಲ ಬಂದು ನಿನ್ ಭೇಟಿ ಆಗುವಂತ ಮನೇಲಿ ಅಂತ ಹೇಳ್ದ. ಅವತ್ತು ಬೆಳಿಗ್ಗೆನೆ ಅಲ್ಲಿಗೆ ನಾ ಆಫೀಸ್ಗೆ ಬಂದಿದ್ದು ಕೋಟೆ ತಾಲೂಕಲ್ಲಿ. ಇನ್ನು ಅವನು ಕುಡಿ ಇಲ್ದಾಗ ನಾನು ಯಾವ್ದಾರು ಒಂದ್ ಸೈಡ್ಲಲ್ಲಿ ಏನಾದ್ರೂ ಆಗ್ಬಿಟ್ಟಿದ್ದೆ. ಇನ್ನು ಅವ್ನ ಕೈ ಮುಗಿಬೇಕು, ಅವ್ನ್ ಕರ್ಕೊಂಡಾಗ ನಾನು ತುಂಬಾ ಒಳ್ಳೇದು ಮಾಡುದಲ್ಲ, ಅದನ್ನ ಅಷ್ಟಗಿಂತ ಒಳ್ಳೆ ಚೆನ್ನಾಗಿ ಆಗ್ಲೇಬೇಕು.
1: ಇದ್ರೆ ಕುಡಿತ ಸಂದರ್ಭದಲ್ಲಿ ಎಷ್ಟು ಸಂಪಾದನೆ ಮಾಡ್ಕೊಂಡು ಬರ್ತಿದ್ರೆ ರಮೇಶ್ ಅವ್ರು ಯಾವಾಗಿದ್ರೆ?
0: ಮೊದ್ಲು ಒಂದ 800-1,000 ರೂಪಾಯಿ ಕೆಲಸ ಮಾಡ್ತಾ ಇದ್ದೆ ಸರ್. ಕೆಲಸ ಮಾಡಿ ಕೇರಳದಿಂದ ನಾವು ಕರ್ನಾಟಕ ಬಂದು 1,200-1,900 ಹಂಗೆಲ್ಲ ಕೆಲಸ ಗೊತ್ತಾ ಇತ್ತು. ಆವಾಗ ಬಂದೆಲ್ಲ ಬಾರಲ್ಲಿ ಬಂದು ಹೇಳಿದ್ರೆ ತೀಪಟೆ ಅಂತ 90 ಹೊಡೆದು ಊಟ ಹಂಗೆ ಕೂತಿದ್ರು ಸಾಕಾದ್ರೆ ಜನಗಳೆಲ್ಲ ನಮ್ ಜೊತೆ ಇದೆ. ಹಂಗೆಲ್ಲ ಸಾಯಂಕಾಲ ಆಗೋದ್ರೊಳಗೆ ಮನೆಗೆ ಬರೋಷ್ಟು 1 ರೂಪಾಯಿ ಏನು ಇಲ್ಲ.
1: ಅಂದ್ರೆ ಸಂಪಾದನೆ ಮಾಡಿದ ದುಡ್ಡನ್ನೆಲ್ಲ ಸಂಪೂರ್ಣವಾಗಿ ಕುಡಿದಕ್ಕೆ ಬಳಸ್ಕೊಬಿಡ್ತೀರಿ?
0: ಎಲ್ಲ ಬಳಸ್ಬಿಟ್ಟೆ ಸರ್, ಏನು ಇಲ್ಲ, ನಂದು ಒಂದು ಸುಮಾರು ಚಿನ್ನ ಮಾಲೆ ಎಲ್ಲ ಇತ್ತು, ಅಂಗೂ ಹಡ ಎಲ್ಲ ಗಿರಿವಿ ಮಾಡಿಬಿಟ್ಟೆ, ಅದೆಲ್ಲ ಮಡಿಗೆ ಕುಡಿದು ಮಾಡಿ ಸಾಕಾಗಿ ಆಮೇಲೆ ಲಾಸ್ಟ್ಗೆ ಆಯ್ತಾ ಇಲ್ಲ ಇದ್ಲೆಲ್ಲ ಮಾಡಿ ನನಗೇನೆ ಆಮೇಲೆ ಮನೆ ಎಲ್ಲ ದಪ್ಪ ಅದ. ಆಮೇಲೆ ಅವನು ಸ್ವಲ್ಪ ಕೆಲಸ ಕೆಲಸ ಎಲ್ಲ ಸಿಕ್ತು. ಆವಾಗ ನಮ್ಗೆ ಯೋಚನೆ ಬಂತು, ಇದೆಲ್ಲ ದುಡ್ಡೆಲ್ಲ ಸಂಪಾದನೆ ಮಾಡ್ಬೇಕು, ಕಲ್ದೋಯ್ತಲ್ಲ ನೀವು ಏನ ನಮ್ ತಪ್ಪ ಇರೋದು, ಏನ್ ಬಾಳಾಟದಲ್ಲಿ ಜನರ ಮುಂದೆ ನಾವು ಹೆಂಗ್ ತಲೆ ತಕೊಂಡು ನಡೆಯೋ ಹಂಗೆಲ್ಲ ಅನುಭವದಲ್ಲೇ ಭಾರಿ ತೊಂದ್ರೆ ಕಷ್ಟ.

0: ಇತ್ತು. ಹಂಗೆಲ್ಲ ಇರಾಶದಲ್ಲಿ ಆಮೇಲೆ ನಾನು ಇವಾಗ ಕುರ್ತಾ ಅಂತ ಫಸ್ಟ್ ಇದ್ದಾಗ 1000 ಖಾಲಿ. ಬೆಳಿಗ್ಗೆ ಎದ್ದಿರಲಿಲ್ಲ ಸರ್, ಕೆಲ್ಸಕ್ಕೆ ಹೋಗೋದ್ರಲ್ಲಿ 790 ಬೇಕು. ಅದು ಕೆಲಸ ಇಲ್ದವ್ರು ಚಿಂತೆ ಇಲ್ಲ. ಹಂಗೆ ಒಂದ್ ಸುಮಾರು ಸತಿ ಕೆಲಸದಿಂದ ವಾಪಸ್ ಬಂದ್ಬಿಟ್ಟಿದೀನಿ. ಎಣ್ಣೆ ಪೂಸ ಆದ್ಮೇಲೆ ಏನ್ ಕೆಲಸ ನಡೀತಾ ಇಲ್ಲಲ್ಲ. ಇನ್ನು ಆಮೇಲೆ ಅವರೇ ದೋಣಿಗೆ ದುಡ್ಡು ಕೊಟ್ಟು ಬಸ್ಗೆ ದುಡ್ಡು ಕೊಡ್ಬಿಟ್ಟು ನೀನು ಹೊಂಟೋಗ್ಬಿಡು, ಇನ್ನೇನು ಮಾಡಕ್ ಆಯ್ತಾ ಇಲ್ಲ, ಇಲ್ಲಿಂದ ಕೆಲಸ ನಿನ್ ಕೇಳಿ ಆಯ್ತಾ ಇಲ್ಲ ಅಂತ ಹಂಗೆಲ್ಲ ಸುಮಾರು ಸತಿ ಬಂದ್ಬಿಟ್ಟಿದೀನಿ ವಾಪಸ್. ಇನ್ನು ಅಲ್ಲಿಂದ ಬಂದ್ಮೇಲೆ ಬೆಳಗ್ಗೆ ಹಿಡಿದ ಮೇಲೆ ಸಾಯಂಕಾಲ 8 8 ಈ ಎಣ್ಣೆ ಬಿಡ್ತಾ ಇಲ್ಲ. ಅಲ್ಲಿಂದ ಬಂದ ಜನಗಳ ಹತ್ರ ಗೋಗಾರಿ ಸರ್ ಅಲ್ಲಿ 100 ಕೊಡಿ 200 ಕೊಡಿ, ನಾಳೆ ಕೊಡ್ತೀನಿ ನಾಳಿದ್ದು ಕೊಡ್ತೀನಿ ಅಂತ. ಆ ನಾಳಿದ್ದನ್ನು ಒಂದು ಕೊಡಕ ಕೆಪಾಸಿಟಿ ಬೇಡ ಸರ್, ಇಲ್ಲಿ ಎಣ್ಣೆ ಕುಡಿದು ಪೂಸ ಆಯ್ತು ಏನಿಲ್ಲ, 500 ಇದ್ದ ಮೇಲೆ ಒಂದು 10-15 ದಿವಸ ಕಳಿಬೇಕು ಅವ್ರು ದುಡ್ಡು ಕೊಡ್ಬೇಕಾದ್ರೆ. ಹಂಗಿರವ ಹಿಂಗ ಒಳ್ಳೆ ಚೆನ್ನಾಗಿಬಿಟ್ಟಿದಲ್ಲ ಅಂತ ಅವ್ರೇ ಹೇಳ್ತಾರೆ. ಇವಾಗ ಹಂಗೆಲ್ಲ ಒಳ್ಳೇದಾಗು ಇನ್ನು ಮುಂದೆ ಹರ್ಕೊಂಡೋಗಿ ಇನ್ನು ಬುಟ್ಟದ ಸರ ಎಣ್ಣೆನ ಇನ್ನು ಮುಂದರ್ಸಿ ನೀನ್ ಆಗ್ಬೇಡ ನೀನು ಅದೇ ತಾನೆ ನೀನ್ ಬುಟ್ಟದಾಗ ಇನ್ನೂ ಒಂದ್ 10 ಸೇರಿ ಅವ್ರನ್ನ ಕರ್ಕೊಂಡಾಗ ಅವ್ರನ್ನ ಒಳ್ಳೇದು ಮಾಡಿಸು ಅಂತ ಹೇಳ್ತಾರೆ.
1: ಹಾಗಿದ್ರೆ ಕುಡಿಯುವಾಗ ತಮ್ಮ ಮನಸ್ಸು ಹತೋಟಿಲಿ ಇರ್ತೈತ ಅವಾಗ ರಮೇಶ್ ಅವ್ರು ಹೇಗೆ?
0: ಇಲ್ಲ ಸರ್ ಅದೇನು ಇಲ್ಲ, ಅದೇ ಎಣ್ಣೆ ಗಿಣ್ಣ ಕುಡಿದ್ಬಿಟ್ಟು ಯಾರ ಹತ್ರ ಗಲಾಟಿ ಗಿಲಾಟಿ ಏನು ಇಲ್ಲ. ಹಿಂಗೆ ಪರದಾಡ್ಕೊಂಡು ಸ್ವಲ್ಪ ಬೀದಿಗಳು ತಪ್ಪ ಹಂಗೆ ಹಿಂಗೆ ಎಲ್ಲ ಹೇಳ್ಬಿಡ್ತಿದ್ದೆ ಅವ್ರ ಹತ್ರ. ಅವ್ನ ಅಕ್ಕಪಕ್ಕದೆಲ್ಲ ಅವನ್ನೆಲ್ಲ ಎಣ್ಣೆ ಕುಡ್ಕೊಂಡು ಹೋಗಿ ಮನೆ ಸೇರೋಗೆ ಹೊತ್ತ ಮುಂಚೆ ಏನು ನಾನಿಗಿನ ಏನಾದ್ರು ಇದೆ ಏನಾರು ಆನೆ ಗಲಾಟಿ ಆಗಸಲ್ಲಿ ಏನಾರು ಹೊಡೆದ್ಗಿಡು ಬಿಡೋದು ಹತ್ತು ಮುಂಚೆ ಹೋಗಿ ಮನೆ ಸೇರ್ಬಿಡು ಅಂತ ಎಲ್ಲ ಹೇಳ್ತಾ ಇದ್ರು. ಮತ್ತೆ ಇನ್ನು ಯಾರ ಹತ್ರ ಆಗಿ ಹಂಗೆ ಹಿಂಗೆ ಎಲ್ಲ ಗಲಾಟಿ ಗಿಲಾಟಿ ಏನು ಮಾಡೋದಿಲ್ಲ. ಆಗಲೂ ಸರ್ ಅಲ್ಲಿ ಇಷ್ಟಪಟ್ಟಿದ್ರು, ನೀ ಎಣ್ಣೆ ಗಿಣ್ಣೆ ಎಲ್ಲ ಬಿಡ್ಬಿಡ್ರಿ ನೀವು ಮುಂದೆ ಇರ್ತಾ ಚೆನ್ನಾಗಿರು ಅಂದ್ರೂ ನೀವು ಊರವ್ರು ಮಾತು ಕೇಳ್ಕೊಂಡು ಅವ್ರ ಇವ್ರದ್ದೆಲ್ಲ ನೈಟಿ ಎಲ್ಲ ಸಿಗ್ತದೆ ಅಂದ್ಬಿಟ್ಟು ನಿನ್ನ 190 10-90 ನಿನ್ನ ಕೈಯಿಂದ ಚೆಲು, ಆಮೇಲೆ ಕಾಸು ಚೆಲು, ಆಮೇಲೆ ಮನೆಯಲ್ಲಿ ಬಾರಿ ಜಗಳ ಮಾಡುತ್ತೆ ಅದೆಲ್ಲ ಯಾಕೆ ಬೇಕು ಅಂತ ದೊಡ್ಡ ದೊಡ್ಡವರೇ ಹೇಳ್ತಾ ಇದ್ರು. ಅಂದ್ರು ಸರ್ ಹಂಗೆಲ್ಲ ಬಿಡ್ತಾ ಇಲ್ಲ. ಬೆಳಿಗ್ಗೆ ಎದ್ದಕ್ಲೆ ಒಂದ್ 90 ಬೇಕು, ಒಂದು 12 ಆಗೊಂದ್ 4 ಒಂದು 3-4 ಆಗಸ್ಲೇ ಒಳ್ಳೆ ಫುಲ್ ಪೂಸ ಆಗದ. ಆಗ ಕಣ್ ಕಾಣ್ತಾ ಇಲ್ಲ, ಆಗ ಊಟನೂ ಇಲ್ಲ ಏನೂ ಇಲ್ಲ, ಏನಲ್ಲೋ ಒಂದು ಪರದಾಟ ಬೀದಿ ಜನರಲ್ಲಿ ಹುಡುಕ ಬರ್ತಾವನೆ ಅಲ್ಲಿ ಏನೆಲ್ಲೋ ಪರದಾಡ್ಕೊಂಡ್ ಬರ್ತಾವನೆ, ಇನ್ನು ಹೋದ್ರೆ ಹೋಗ್ಕೊಳ್ಳಿ ಅಂತ ಅವ್ರೆ ಕದ್ದು ಅಂತಬಿಡವ್ರು. ಮನೆ ಸೇರ್ಕೊಳ್ಳಿ ಏನ್ ಮಾಡಕ್ಕಾಯ್ತಾ ಇಲ್ಲ ಅಂತ.
1: ಹಾಗೇನೆ ಈ ಕುಡಿತನ ಬಿಟ್ಟು ಒಳ್ಳೆ ಉತ್ತಮವಾದ ಜೀವನವನ್ನು ಮಾಡ್ಕೊಂಡು ಹೋಗ್ತಾ ಇದ್ದೀರಾ. ಕುಟುಂಬದವರ ಸಹಕಾರಿ ಹೇಗಿದೆ ರಮೇಶ್ ಅವ್ರು ಇವಾಗ?
0: ಚೆನ್ನಾಗವ್ರ ಸರ್, ಮಕ್ಕಳು ಚೆನ್ನಾಗದೆ, ಕುಟುಂಬ ಇವಾಗ ಅವ್ರಿಗೆ ನೆಮ್ಮದಿ. ಇವಾಗ ಯಾರ ಕೇಳ್ತಿದ್ರು 2 ನಿನ್ ಗಂಡ ಎಣ್ಣೆ ಗಿಣ್ಣೆ ಎಲ್ಲ ನೆನ್ಸ್ಬಿಡು ಈಗ ಚೆನ್ನಾಗಿ ಅವನಿಗೆ ಅಂತ ಕೇಳಿದ್ರೆ ತುಂಬಾ ಚೆನ್ನಾಗವ್ರೆ, ಇದೆಲ್ಲ ಸ್ವಲ್ಪ ತಡಿ ಗಿಡಿ ಎಲ್ಲ ಬಂದರೆ ಫುಡ್ ಗಿಡ್ ಎಲ್ಲ ಕೊಡ್ತೀನಿ, ಈಗ ಮನೇಲಿ ಏನು ತೊಂದರೆ ಏನು ಮಾಡ್ತಾ ಇಲ್ಲ, ಈಗ ಅವ್ರಿಗೇನೆ ಬೀದಿಗಳಲ್ಲಿ ಹೋಗೋಷ್ಟ್ರಲ್ಲಿ ನಾಚಿಕೆನೆ. ಅವರೇ ಹಿಂಗೆ ಹೇಳ್ತಾರಲ್ಲ ಇನ್ನ ಸ್ವಲ್ಪ ದಪ್ಪ ಗಿಪ್ಪ ಆಗ್ಬಿಟ್ಟ ಆಗ ಚೇಂಜ್ ಆಗ್ಬಿಟ್ಟವನೆ ಹಂಗೆಲ್ಲ ಹೇಳ್ತಾರಲ್ಲ ಅಂತ ಹೆಂಡತಿನೂ ಕುಡಿ ಈಗ ನನಗೆ ಹೇಳ್ತಾವಳೆ. ಇನ್ನು ಅವರು ನಾನು ಹಿಂಗೆಲ್ಲ ಆಗಸದಲ್ಲಿ ಎಣ್ಣೆ ಎಲ್ಲ ಬಿಟ್ಟ ಮೇಲೆ ತಾನೆ ಈ ಥರ ಆಗಿರೋದು ಒಳ್ಳೇದಾಗಿರ್ತೀನಿ ಅಂತ ಹೇಳಿದಾಗ ನೀವು ಚೆನ್ನಾಗಿವ್ರಿ ಅಂತ ಜನನೇ ಹಂಗೆ ಹೇಳ್ತಾರೆ ಅಂತ ಹೇಳ್ತಾಳೆ.
1: ಹಾಗೇನೆ ತಾವು ಸ್ವಾಮಿ ವಿವೇಕಾನಂದ ಯೂತ್ ಕಮಿಟಿಯಿಂದ ಏರ್ಪಡಿಸಿದ್ದ ಒಂದು ಮಧ್ಯವರ್ತ ಶಿಬಿರದಲ್ಲಿ ತಾವುಗಳು ಭಾಗವಹಿಸಿ ಈ ಕುಡಿತವನ್ನು ಬಿಡ್ತೀರಾ. ಇಲ್ಲಿ ಮಧ್ಯವರ್ತ ಶಿಬಿರ ಕ್ಯಾಂಪ್ ಮಾಡ್ತಿದ್ರ ಅಂತ ನಿಮ್ಗೆ ಹೇಗೆ ಗೊತ್ತಾಯ್ತು ರಮೇಶ್ ಅವರೇ?
0: ಕ್ಯಾಂಪ್ ನಮ್ದು ಏನು ಗೊತ್ತಾಯ್ತಾ ಇಲ್ಲ ಸರ್, ಹಿಂಗೆಲ್ಲ ಕುಡಿದು ಮಾಡಿ ಎಲ್ಲಾನು ಸೈಡ್ ಆಗಸದಲ್ಲೇ ಆಮೇಲೆ ವಿವೇಚನೆ ಬಂತು. ಇನ್ನು ಇದೆಲ್ಲ ಎಂಟಿನ ಕುಡಿ ಇಟ್ಕೊಂಡು ಹೊಡೆದ ಮೇಲೆ ಇನ್ನು ನನ್ನ ಜೀವನದಲ್ಲಿ ಯಾಕಾದ್ರೂ ಬದುಕಲೇಬೇಕು, ನನ್ಗೆ ಯಾರು ನೋಡ್ತಾ ಇಲ್ಲ, ಯಾವ ಕಡೆ ನಾನು ಯಾವ ಕಡೆ ಆದ್ರೂ ಹೋಗಿ ನಿಲ್ಸ್ಬೇಕು ಅಂತ ಒಂದು ಆಸೆ ಪಟ್ಟಿದೆ ಸರ್. ಅಲ್ಲಿ ಬೆಳಿಗ್ಗೆ ಸಾಯಂಕಾಲ ಎದ್ದು ಬಿಟ್ಟು ಎಣ್ಣೆ ಹಾಕಿದ್ರು ಕುಡಿ ಬಂದು 3-4 ನನ್ನ ಎಣ್ಣೆನೇ ಹಾಕ್ತಾ ಇದ್ದಲ್ಲ. ಆವಾಗ ಗಣೇಶನಿಂದ ಕೇಳ್ದೆ ನಾನು, ನನ್ ಸ್ವಂತವಾಗಿ ನಾನು ನಿಲ್ಸ್ಬೇಕು, ಎಲ್ಲಿ ಇದು ಯಾವ ಕಡೆನು ನನ್ನ ತಗೊಂಡೋಗಿ ಒಳ್ಳೇದು ಮಾಡ್ತೀಯ ಅಂತ ಹಂಗ ಕೇಳ. ಬೆಳಿಗ್ಗೆ ಹೇಳ್ದ ನೀವಾಗ ಎಣ್ಣೆ ಹೊಡೆದ್ಬಿಟ್ಟಿದೆ, ಎಣ್ಣೆ ಹೊಡೆದಷ್ಟ್ರಲ್ಲಿ ಇವು ನಿನ್ ನನ್ ಜೊತೆ ಮಾತಾಡೋಗಿಲ್ಲ, ನೀನ್ ಕೆಲಸ ಮಾಡೋ, ನಾಳೆ ಸಾಯಂಕಾಲ ನನ್ನ ಎಣ್ಣೆ ಕುಡಿದೆ ಕಂಡು ಸ್ನಾನ ಎಲ್ಲ ಮಾಡಿ ಹೊಸ ಪಟ್ಟೆ ಎಲ್ಲ ಹಾಕಂಬ, ಅವಾಗ ನಿನ್ಗೆ ಹೇಳ್ತೀನಿ ಕಥೆಗಳು ಅಂತ ಹೇಳ್ತಾ. ಆವಾಗ ಅವ್ನ್ ಮಾತು ಕೇಳ್ದೆ, ಎಚ್ ಡಿ ಕೋಟೆಯಲ್ಲಿ ಕರ್ಕೊಂಡಾಯ್ತೀನಿ, ಅಲ್ಲಿ ಹೋಗಿ ಒಂದು 12 ಕ್ಯಾಂಪ್ ಇದೆ, ಕ್ಯಾಂಪ್ ಅಲ್ಲಿ ಹೋಗ್ಬಿಟ್ಟು ಫುಡ್ ಗಿಡ್ಡೆಲ್ಲ ಚೆನ್ನಾಗಿ ಸಿಗ್ತದೆ, ಆಮೇಲೆ ಗುಳಿಗೆ ಗಿಡ ಮಾತ್ರ ಗಿಡ್ಡೆಲ್ಲ ಚೆನ್ನಾಗಿ ಸಿಗ್ತದೆ, ಹಾಗೆಲ್ಲ ನೀನ್ ಚೆನ್ನಾಗಿ ಆಯ್ತೆ ಅಂತ ಹೇಳ್ಬಿಟ್ಟು ಆವತ್ತು ಸಾಯಂಕಾಲ 200 ಕೊಟ್ಟೆ. ಆವತ್ತು ಸಾಯಂಕಾಲನೇ ಎಣ್ಣೆ ಹಾಕ್ಬಿಟ್ಟೆ. ಬೆಳಿಗ್ಗೆ ಎದ್ದಿಟ್ಲೆ ನೋಡ್ತೀನಿ ಕೈಕಾಲೆಲ್ಲ ನಡುತ್ತದೆ, ಆವಾಗ ಫೋನ್ ಮಾಡ್ದೆ. ಫೋನ್ ಮಾಡೋ ಟೈಮಲ್ಲಿ ನೀನು ನಿನ್ನೆ ದಿವಸ 200 ಇಸ್ಕೊಂಡ ಬಾರಲ್ಲಿಯೇ ಮುಗಿಸ್ಬಿಟ್ಟು ಮನೆಗೆ ಹೋಗ್ಬಿಟ್ಟಲ್ಲ, ಇವತ್ತು ನಿನ್ನ ಕರ್ಕೊಂಡು ಹೋಗ್ಬೇಕು ಏನ್ ಮಾಡ್ತೀಯ ಅಂತ. ಅವಾಗ ನನ್ನ ಹೆಂಡತಿ ಹೇಳ್ದ, ಅವ್ನ್ ಕರ್ಕೊಂಡು ಹೋಗ್ಬಿಡ, 200 ಅಲ್ಲ 500 ಆದ್ರೂ ಚೆಲು ಹಾಕೊಳ್ಳೆ, ಕರ್ಕೊಂಡು ಹೋಗಿ ಅವನು ಮುಂದೆ ತಗೊಂಡು ಬಿಟ್ಬಿಡು ಅಂತ ಹೇಳಿದ್ರು. ಆವಾಗ ಬೆಳಿಗ್ಗೆ ಎಣ್ಣೆ ಬೇಕಂತ ಕೇಳ್ದ, ಅಂದ್ರು ಸರ್ ಕೈಗಾಲೆಲ್ಲ ನಡಗದು, ಅಂದ್ರು ತಲೆ ಎಲ್ಲ ಒಂಥರ ತಿರ್ಗದು, ಅಂದ್ರು ಅವ್ನ್ ಕಾಲ್ ಕೊಟ್ಬಿಟ್ಟೆ ಏನು ಆಯ್ತಾ ಇಲ್ಲ ನನ್ಗೆ, ಹಂಗಾರು ನೀ ಬೆಳಿಗ್ಗೆ ಏನಾರು ಈಸ್ಕೊಡು ಅಂತ ಹೇಳ್ದೆ. ಆವಾಗ ಅಂದ್ರೆ ನೀನೆ ಹೋಗಿ 100 ಕೊಟ್ಟ, ಆ 100 ಹೋಗ್ಬಿಟ್ಟು 140 ರೂಪಾಯಿ 70 ರೂಪಾಯಿ 190 ಇಲ್ಲಿ ಆಗ ಅವ್ರಿಗೆ ಹೇಳ್ದೆ ಒಂದು 40 ರೂಪಾಯಿ ಸಾಲ ಮಾಡ್ತೀನಿ.

0: ಸಾಯಂಕಾಲ ಕೊಡ್ತೀನಿ ಅಂತ. ಆ ಬೆಳಿಗ್ಗೆ ಹೊರದು ಊಟ ಮನೆ ಹತ್ರ ಕೂತಿದ್ದೆ, ನನ್ನ ಹೆಂಡತಿ ಅಲ್ಲ 500 ರೂಪಾಯಿ ಆದ್ರೂ ಕೊಡ್ತೀನಿ, ಹೋಗಿ ನೀ ಯಾವ್ದಾರು ಅಚ್ಚಿಟ್ಟಾಗು, ನೀ ಹಾಳಾಗೋದ್ರೆ ನನ್ನ ಕುಟುಂಬನೇ ಹಾಳಾಗೋಯ್ತದೆ, ಇನ್ನು ಮುಂದರಿಯಾಗ ಯಾರು ನಮ್ಗೆ ಕೆಪಾಸಿಟಿ ಇಲ್ಲ, ನಿನ್ನಿಂದ ತಾನೇ ನಾ ಈ ತರ ಬರೋದ ಕಾರಣ, ಈಗೆಲ್ಲ ನಿನ್ ಕೈಯಲ್ಲಿ ಏಟು ಪಾಠ ಎಲ್ಲ ತಿಂದು ಇಷ್ಟು ಅನುಭವದಲ್ಲಿ ನಾ ಈ ತರ ಮಾಡಿದ್ನಲ್ಲ, ನೀನ್ ಯಾಕಾದ್ರು ಈ ಎಣ್ಣೆ ನಿಲ್ಸುಗಳು ಹೋಗು ಅಂತ ಹೇಳಿ ನಿಮ್ ಕಾಲ್ ಬೇಕಾದ್ರೆ ಕಡ್ತೀನಿ ಅಂತ ಹೇಳ್ಬಿಟ್ಟ. ನಾನು ಅವ್ರ ಮಾತು ಕೇಳ್ಕೊಂಡು ಸ್ನಾನ ಎಲ್ಲ ಮಾಡಿ ಬಟ್ಟೆ ಎಲ್ಲ ಹಾಕಿದೆ, ಬಟ್ಟೆ ಹಾಕ್ಬಿಟ್ಟು ನೆಟ್ಟಿಗೆ ನಿಮ್ಮ ಅಲ್ಲಿ ಆಫೀಸ್ಗೆ ಬಂದು ಆಳ್ತಾರೆ. ಆವಾಗ ಈ ಬೆಳಿಗ್ಗೆ ಎದ್ದಲ್ಲೇ ಈ ಸಿರಿಗಳನ್ನೆಲ್ಲ ಅಲ್ಲಿ ಚೆನ್ನಾಗಿ ಸಿಕ್ತು. ಆವಾಗ ಅಲ್ಲಿ ಒಂದು ಇದೆಲ್ಲ ನೋಡೋಷ್ಟೆ ನನಗೆ ಇನ್ನೂ ಒಂದು 10 ದಿವಸ ಇರ್ಬೇಕು ಕ್ಯಾಂಪ್ ಅಲ್ಲಿ ಅಂತ ಆಸೆ ಪಟ್ಟಿದೆ.
1: ಅಂದ್ರೆ ಯಾವ ರೀತಿ ನೋಡ್ಕೊಂಡು ಹೋಗ್ತಾ ಇದ್ರೆ ನಿಮ್ಮ ಕ್ಯಾಂಪ್ ಅಲ್ಲಿ ಆಗಿದ್ರೆ
0: ಚೆನ್ನಾಗಿ ನೋಡ್ಕೋತಿದ್ರು ಸರ್, ಅಲ್ಲಿ ಚೆನ್ನಾಗಿ ನೋಡ್ಕೋತಿದ್ರು, ಪಾಠಗಳೆಲ್ಲ ಚೆನ್ನಾಗಿ ಹೇಳ್ತಿದ್ರು, ಬೆಳಿಗ್ಗೆ ಸೇವೆ ಎಂಬ ಇದನ್ನೆಲ್ಲ ಮಾಡಿ ಅಂತ ಹಂಗೆ 5 ಗಂಟೆ 5:30 ಎಲ್ಲ ಎದ್ದೆ ನಾವೇ ಎದ್ದು ಬಿಡ್ತಿದ್ರು ಸರ್. ಅಲ್ಲಿ ಒಂದ್ 4 ದಿವಸ ನಮ್ಗೆ ಕಷ್ಟ ಇತ್ತು, ಇದು ಹೆಂಗ್ ಬಂದ ಏನ್ ಕತ್ತಿಯ ಅಂತ ನಮ್ಗೆ ಭಯ ಆಗಿತ್ತು. ಆಮೇಲೆ 4 ದಿನ ಬಿಟ್ಟ ಮೇಲೆ ಆಮೇಲೆ ನಂಬ್ರಿ ಅವ್ರಿಗೆ ನಾವು ಸ್ನಾನ ಆಮೇಲೆ ಊಟ ಮುಹೂರ್ತ.

0: ಜಲ್ದಿ ಇವತ್ತು ಎರಡು ದಿವಸ ಕಳಿಸ್ಬಿಟ್ಟು ನಮ್ಮನ್ನ ಬಿಟ್ಬಿಟ್ರೆ ಜಲ್ದಿ ಮನೆಗೆ ಹೊಂಟೋಗ್ಬಿಡೋದು ಅದು ಇವಾಗ ಬಿಟ್ಬಿಡ್ತಾರ ಅಂತ ಜ್ಞಾನ ಮಡಿಗಿದೆ. ಅವಾಗ ಒಂದು 3 ದಿವಸ ಕಳ್ದಾಗ ನಮ್ಗೆ ಒಂಥರ ತೋಂತು ಪುಂಡು ಗಿಡ್ಡ ಎಲ್ಲ ಬಂದು ಆಮೇಲೆ ಗುಳಿಗೆ ಮಾತ್ರ ಎಲ್ಲ ಕೊಡಕ್ಕೆ ಇದೆ ಆತಗೋಸ್ಕರ ಹಿಂಗೆ ಕೊಡ್ತಾರಿ ಅಂತ ತಿಳ್ಕೊಂಡಿದ್ರು. ಆಮೇಲೆ ಒಂದು 4 ದಿವಸ ಕಳೆದ ಮೇಲೆ ಸ್ನಾನ ಗಿನೆಲ್ಲ ಮಾಡೋದ್ರೆ ಈ ಎಂಟೆ ಮೊಂಕೆಲ್ಲ ತೀರೈಸ್ತಾರ ಅಲ್ಲಿ. ಅವಾಗ ಡಾಕ್ಟ್ರ್ ಬಂದ್ರಲ್ಲ, ಅವಾಗ ಸಾಯಂಕಾಲ ಆಗಿಸ್ಲೆ ಡಾಕ್ಟರ್ ಬರೋಸ್ಲೆ ಎಲ್ಲ ಚೆಕಿಂಗ್ ಮಾಡಿಸ್ಲೆ ಏನ್ ಕಾಯಿಲ್ಲ ಏನ ನೀವೆಲ್ಲ ಎಣ್ಣೆ ಎಂದು ಈ ತರ ಆಗಿರೋದು ಅಂತ. ಅವ್ ಸರ್ ಎಣ್ಣೆ ಎಂದು ಈ ತರ ಆಗಿದೆ, ಬೆಳಗ್ಗೆ ಊಟ ಇಲ್ಲ, ಸಾಯಂಕಾಲ ಊಟ ಇಲ್ಲ, ಆಮೇಲೆ ಕೆಲಸ ಮಾಡ್ತೀವಿ, ಅಡುಗೆ ಏನು ಮನೆಗೆ ಒಂದು ಸೌಲಭ್ಯ ಒಂದು ಇಲ್ಲ, ಸಾಮಾನುಗಳು ತಗೊಂಡು ಹೋಯ್ತಾ ಇಲ್ಲ, ಅವ್ರ ಜೀವನಗಳು ಹೆಂಗಿತ್ತು ಅಂತ ನಮ್ಗೆ ಗೊತ್ತಾಯ್ತಾ ಇಲ್ಲ ಅಂತ ಅನ್ಕೊಂಡಿರೋ. ಇವಾಗ ಅಲ್ಲಿಂದ 10 ದಿವಸ ಕ್ಯಾಂಪ್ ಬಿಟ್ಟು ಮನೆಗೆ ಬಂದಾಗ ಇವಾಗೆಲ್ಲ ತಿಳಿತು.
1: ಅಂದ್ರೆ ಹೇಳ್ಬೇಕಂದ್ರೆ ಒಟ್ಟಾರೆಯಾಗಿ ಒಂದು ಸ್ವಾಮಿ ವಿವೇಕಾನಂದ ಯೂತ್ ಕಮಿಟಿಯಿಂದ ಏರ್ಪಡಿಸಿದ್ದ ಒಂದು ಮಧ್ಯವರ್ಜನ ಶಿಬಿರ ನಿಮ್ಮೊಂದು ಮರುಜನ್ಮ ಕೂಡ ನೀಡಿದೆ ಅಂತ ಹೇಳ್ಬೋದು.
0: ಹೌದು ಸರ್, ಮರುಜನ್ಮ ಕೊಟ್ಟಿದೆ. ಏನೋ ಇನ್ನು ಇನ್ನೊಂದ್ಸರಿ ಬದುಕಿ ಅಂತ ಬಾಳಾಟದಲ್ಲಿ ಚೆನ್ನಾಗಿ ಬದುಕಿ ಅಂತ ಕೊಟ್ಟಿದ್ದಾರೆ. ಇನ್ನು ನಮ್ಮಿಂದ ಹಾಳು ಮಾಡ್ಕೊಂಡ್ರೆ ಇನ್ನು ನಮ್ಮ ಕೈಯಿಂದೇ ಹೋಗೋದು.
1: ಇನ್ನು ಬಹಳ ಸಂತೋಷ ರಮೇಶ್ ಅವರೇ, ಕಾರ್ಯಕ್ರಮದ ಒಂದು ಕೊನೆ ಅಂತ ಬರ್ತಿದ್ದೀವಿ. ಕೊನೆಯದಾಗಿ ನಿಮ್ಮ ಮಾತುಗಳನ್ನು ಕೇಳ್ತಿರೋ ನಮ್ಮ ಜನತೆಯನ್ನು ಕೇಳಿಕೊಳ್ಳಬಹುದು, ಹಾಗೆಯೇ ಈ ಕುಡಿತಕ್ಕೆ ಒಳಗಾಗಿರುವ ಇಷ್ಟೋ ಕುಟುಂಬಗಳಿಗೆ ಇದಕ್ಕಿಂತ ಹೆಚ್ಚಾಗಿ ಇತ್ತೀಚಿನ ದಿನಗಳಲ್ಲಿ ನಾವು ನೋಡೋದಾದ್ರೆ ಎಷ್ಟೋ ಚಿಕ್ಕ ಮಕ್ಕಳು ಈ ಕುಡಿತಕ್ಕೆ ಒಳಗಾಗಿ ತಮ್ಮ ಒಂದು ಭವಿಷ್ಯವನ್ನು ಹಾಳು ಮಾಡ್ಕೊಳ್ಳೋ ಜೊತೆಗೆ ತಮ್ಮ ಒಂದು ಅಮೂಲ್ಯವಾದ ಜೀವನವನ್ನು ಕೂಡ ಹಾಳು ಮಾಡ್ಕೊಳ್ತಿದ್ದಾರೆ. ಅಂತ ಯುವಕರು ಕುರಿತು ಕೊನೆಯದಾಗಿ ಏನ್ ಸಂದೇಶ ಹೇಳಕ್ ಇಷ್ಟಪಡ್ತೀರಾ ಅವ್ರಿಗೆ?
0: ಸರ್, ಅಲ್ಲಿ ನೋಡೋಷ್ಟಲ್ಲ ಚಿಕ್ಕ ಮಕ್ಕಳೆಲ್ಲ ಕುಡಿಯೋಷ್ಟಲ್ಲೇ ನನ್ಗೆ ಬೇಜಾರು. ಈ ಚಿಕ್ಕ ಮಕ್ಕಳು ಈ ಪ್ರಾಯದಲ್ಲಿ ಇಷ್ಟು ಅನುಭವದಲ್ಲಿ ಇಷ್ಟು ಕುಡಿತಾ ಇದ್ದಾರಲ್ಲ, ಅದಕ್ಕೆ ಅವ್ರಿಗೆ ಹೇಳದೆ ಈ ತರದೆಲ್ಲ ನೀವು ಈ ತರ ಕುಡಿತಾ ಇದ್ದಾರೆ. ನಾನೇ ಸ್ವಲ್ಪ ಕಾಲದಲ್ಲಿ ಹಿಂಗೆಲ್ಲ ಕುಡಿದು ಈ ತರ ಮಾಡಿರೋದಕ್ಕ ನಾನು ಒಂದು 1 ತಿಂಗಳ ನಿಲ್ಸಿರೋದಕ್ಕೆ ಚೆನ್ನಾಗಿ ಅವ್ನಿ ಅದೇ ತರ ನೀವು ಚೆನ್ನಾಗಾಗಿ ಅಂತ ಹೇಳ್ತಾ ಇದ್ದೀನಿ ಸರ್. ಅಂದ್ರು ಅವ್ರು ಕೇಳ್ತಾ ಇಲ್ಲ, ಅಂದ್ರು ನೀವು ಬಂದು ಇಲ್ಲಿ ಒಂದು ಮಾತಾಡಿ ಅವ್ರಿಗೆ ಇಂತ ಅಂತ ಒಬ್ರು ಸಿಗ್ತಾ ಇಲ್ಲ. ಇವಾಗ ಇನ್ನು ಸಾಯಂಕಾಲ ಆಯ್ತು ಅಂದ್ರೆ ಬಂದ್ಬಿಟ್ರು ಅವರೆಲ್ಲ ಎಣ್ಣೆ ಗಿಡ್ಡೆಲ್ಲ ಹೊಡೆದು ಆಮೇಲೆ ಒಂದು ಬೆಳಿಗ್ಗೆ 10-9 ಗಂಟೆಗೆಲ್ಲ ಕಾಡತ್ ಬಿಡ್ತಾರೆ. ಹಂಗೆಲ್ಲ ಬುದ್ಧಿ ಹೇಳ್ತಾ ಇದೀನಿ ಅಂದ್ರು ಒಂದ್ 4-5 ಆಳವ್ರೆ ಅವ್ರನ್ನ ಕರ್ಕೊಂಡು ಹೋಗ್ಬೇಕು. ಇವಾಗ ಹಂಗೆ ಬತ್ತೀನಿ ಬತ್ತೀನಿ ಅಂತ ಹೇಳ್ತಾರೆ ಸರ್. ಇಲ್ಲಿ ನಾನೆಲ್ಲ ಹಿಂಗ್ ಚೆನ್ನಾಗಿ ಅದೇ ತರ ನೀವು ಚೆನ್ನಾಗಿ ಆಗಿ ಅಂತ ಹೇಳಿದ್ರು ಇಲ್ಲಿ ಜನಗಳು ಬಿಡ್ತಾ ಇಲ್ಲ. ಇನ್ನೇನು ಅಲ್ಲಿ ಹೋಯ್ತು 10-12 ದಿವಸ ಕ್ಯಾಂಪ್ಗೆ ಯಾತಕ್ಕೋಸ್ಕರ ಹೋಯ್ತು ಇಲ್ಲೇ ನಿಲ್ಸೋಕ್ಕಾಗಲ್ಲ ಅಂತ. ಹಂಗ್ ನಿಲ್ಸೋದಿಲ್ಲ, ಇವರು ಪಾರ್ಕ್ ಬಂದ ತಕ್ಷಣ ಅವ್ರಿಗೆ ಜ್ಞಾನ ಬರ್ತಾ ಇದ್ರು ಒಂದೆರಡು ಕುಡ್ದು ಬಿಟ್ಟು ಮನೆಗೆ ಹೋಗಿ ಸೇರೋ ಅಂತ. ಅದ್ ಮನೆಗೆ ಸೇರೋದು ಇಲ್ಲ, ಅವರು 1,000 ರೂಪಾಯಿ ತೀರಿಸ್ಕೊಂಡು ಏನು ಪರದಾಡ್ಕೊಂಡು ಹೋಯ್ತವ್ರೆ. ಆಗ ನಾನೆಲ್ಲ ಯೋಚನೆ ಮಾಡೋದು, ನಾನು ನಿಂತಿರೋ ಆಗಿದ್ರೆ ಆಗ್ಬಿಟ್ಟಿದ್ನಲ್ಲ, ಈಗ ನಾ ಚೆನ್ನಾಗಿರೋದ್ರೆ ನಿಮ್ಗೆ ಹೇಳೋದು ಅನ್ಭೋಗದಲ್ಲಿ ನೀವು ಚೆನ್ನಾಗಿ ಆಗಿ ಅಂತ ಹೇಳೋ ಟೈಮಲ್ಲಿ ಅವರು ಕೇಳ್ತಾರೆ. ಒಂದೊಂದು ಟೈಮ್ ಬೆಳಿಗ್ಗೆ ಮಾತ್ರ ಒಳ್ಳೆ ತುಂಬಾ ಟ್ಯಾಂಕ್ ಮಾಡ್ತಾರೆ, ಸೈಕಲ್ ಬರೋಷ್ಟು ನಾನು ಮಾತಾಡ್ತು ಕೇಳೋದು ಇಲ್ಲ ಅವರು. ಹಾಗೆ ನಾನು ತಿಳ್ಕೊಳ್ಳೋದೇನು, ನಾನು ಹಿಂಗ ಆಗಿದ್ನಲ್ಲ ಇನ್ನು ನನ್ನ ಅನುಭವದಲ್ಲಿ ನಾನು ನನ್ನ ಜೀವ ಇದಾಗಿದ್ದು ನನ್ನ ಎಣ್ಣೆನೇ ಬೇಡ ಅನ್ಸ್ತದ ಇವಾಗ.
1: ಬಹಳ ಸಂತೋಷ ರಮೇಶ್ ಅವರೇ, ಇಷ್ಟೊತ್ತು ನಮ್ಮ ಒಂದು ಮುಕ್ತ ವ್ಯಸನ ಬದುಕಸನ ಕಾರ್ಯಕ್ರಮದಲ್ಲಿ ತಾವು ಭಾಗವಹಿಸಿ ಈ ಕುಡಿತ ಎನ್ನುವುದು ತಮ್ಮ ಜೀವನದ ಮೇಲೆ ಯಾವ ರೀತಿಯ ಒಂದು ಪ್ರಭಾವವನ್ನು ಬೀರಿತ್ತು, ಅದು ಆರ್ಥಿಕವಾಗಿರ್ಬೋದು, ಕೌಟುಂಬಿಕವಾಗಿರ್ಬೋದು, ಹಾಗೂ ವೈಯಕ್ತಿಕ ಕೂಡ ಆಗಿರ್ಬೋದು, ಇಷ್ಟೆಲ್ಲ ಕಷ್ಟಗಳನ್ನು ಎದುರಿಸ್ತಾ ಬಂದು ನಂತರದಲ್ಲಿ ಸ್ವಾಮಿ ವಿವೇಕಾನಂದ ಯೂತ್ ಕಮಿಟಿಯಿಂದ ಏರ್ಪಡಿಸಿದ್ದ ಒಂದು ಮಧ್ಯವರ್ಜನ ಶಿಬಿರದಲ್ಲಿ ತಾವು ಭಾಗವಹಿಸಿ ಈ ಕುಡಿತವನ್ನು ಬಿಟ್ಟು ಒಂದು ಒಳ್ಳೆ ಉತ್ತಮವಾದ ಜೀವನವನ್ನು ಮಾಡ್ಕೊಂಡು ಹೋಗ್ತಿದ್ದೀರಾ. ಇದೇ ತರ ನಿಮ್ಮೊಂದು ಜೀವನ ನಡ್ಕೋಗ್ಲಿ ಅಂತ ನಾವು ಕೂಡ ಆಶಿಸುತ್ತಾ, ಹಾಗೆ ಇಷ್ಟೊತ್ತು ಹೇಳಿತಕ್ಕಂಥ ಪ್ರತಿಯೊಂದು ಮಾತುಗಳು ಕೂಡ ಮದ್ಯಪಾನವನ್ನು ಸೇವಿಸತಕ್ಕಂಥ ಮದ್ಯಪ್ರಿಯರಿಗೆ ಸ್ಫೂರ್ತಿದಾಯಕವಾಗಿರುತ್ತೆ ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಕ್ತಾಯ ಮಾಡ್ತಿದ್ದೀನಿ ರಮೇಶ್ ಅವರೇ. ಧನ್ಯವಾದಗಳು. ಪ್ರಿಯ ಕೇಳುಗರೇ, ಕೇಳ್ತಿದ್ರೆ ಇಷ್ಟೊತ್ತು ಮುಕ್ತ ವ್ಯಸನ ಬದುಕಸನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಮ್ಮ ಜೊತೆ ಮಾತನಾಡಿದವರು ಎಚ್ಡಿಕೋಟೆ ತಾಲೂಕಿನ ಹೊಸೂರು ಗ್ರಾಮದ ನಿವಾಸಿಗರಾದ ಶ್ರೀಯುತ ರಮೇಶ್ ಅವರು. ಇದಾಗಿತ್ತು ಇವತ್ತಿನ ನಮ್ಮ ಮುಕ್ತ ವ್ಯಸನ ಬದುಕಸನ ಕಾರ್ಯಕ್ರಮ. ಹಾಗೂ ಮತ್ತೊಂದು ಮುಕ್ತ ವ್ಯಸನ ಬದುಕಸನ ಕಾರ್ಯಕ್ರಮದಲ್ಲಿ ಮತ್ತೋರ್ವ ವ್ಯಕ್ತಿಯ ಜೊತೆ ಭೇಟಿಯಾಗ್ತೀನಿ. ಅಲ್ಲಿಯವರೆಗೆ ಕೇಳ್ತೇರಿ ಜನಧ್ವನಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ.

0: ಐದುವರೆಗೂ ಮುಕ್ತ ವ್ಯಸನ ಬದುಕುವಾಸನ ಕಾರ್ಯಕ್ರಮದಲ್ಲಿ ಕುಡಿತವನ್ನು ಬಿಟ್ಟು ಸಕಾರಾತ್ಮಕವಾಗಿ ಉತ್ತಮ ಜೀವನ ನಡೆಸಿಕೊಂಡು ಹೋಗುತ್ತಿರುವ ಅನುಭವ ಕುರಿತು ಹೆಚ್ಡಿಕೋಟೆ ತಾಲೂಕಿನ ಹೊಸೂರು ಗ್ರಾಮದ ಶ್ರೀಯುತ ರಮೇಶ್ ರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮವನ್ನು ಕೇಳ್ತಾ ಇದ್ರಿ. ಇವರನ್ನ ಸಂದರ್ಶನ ಮಾಡಿದವರು ಶ್ರೀಯುತ ಪ್ರಕಾಶ್ ರವರು.
1: ಹತ್ತರಿಂದ ಹತ್ತೊಂಬತ್ತು ವರ್ಷದ ನಡುವಿನ ವಯೋಮಾನವೇ ಹದಿಹರೆಯ.
2: ಹದಿಹರೆಯದಲ್ಲಿ ದೈಹಿಕ, ಮಾನಸಿಕ ಹಾಗೂ ಭಾವನಾತ್ಮಕ ಬದಲಾವಣೆಗಳು ರೂಪುಗೊಳ್ಳುತ್ತವೆ.
1: ಈ ಎಲ್ಲ ಬದಲಾವಣೆಗಳಿಗೆ ಅನುಗುಣವಾಗಿ

0: ಪೋಷಕರು ಮತ್ತು ಸಮಾಜ ಹದಿಹರೆಯದ ವಯೋಮಾನದವರಿಗೆ ಇವುಗಳಿಗೆ ಸಂಬಂಧಿಸಿದಂತೆ ಉತ್ತಮ ಸಲಹೆ ಸೂಚನೆಗಳನ್ನು ನೀಡಬೇಕು. ಹದಿಹರೆಯದ ಮಕ್ಕಳಿಗೆ ಉತ್ತಮ ಜಾಗೃತಿ ಮೂಡಿಸೋಣ, ಉತ್ತಮ ಸಮಾಜ ನಿರ್ಮಿಸೋಣ.
1: ಜಾನಪದ ಸೊಗಡಿನ ಕಾರ್ಯಕ್ರಮ ಜಾನಪದ ಲೋಕ.
2: ನಮ್ಮ ನಿಲಯದಿಂದ ಇನ್ನು ಮುಂದೆ ಜಾನಪದ ಗೀತೆಗಳು ಪ್ರಸಾರವಾಗಲಿದೆ, ಬನ್ನಿ ಕೇಳಿ ಬರೋಣ.
1: ಜಾನಪದ ಸೊಗಡಿನ ಕಾರ್ಯಕ್ರಮ ಜ

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಕೆವೈ ಭಾರತಿ. ಮುಖ್ಯಾಂಶಗಳು. ರಾಜ್ಯದಲ್ಲಿ ಬರ ಪರಿಸ್ಥಿತಿ ಹಿನ್ನೆಲೆ ನಾಳೆ ಜಿಲ್ಲಾಧಿಕಾರಿಗಳೊಂದಿಗೆ ಮುಖ್ಯಮಂತ್ರಿ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಸಭೆ. ಸಚಿವ ಸಂಪುಟ ವಿಸ್ತರಣೆ ಕುರಿತಂತೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರೊಂದಿಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಚರ್ಚೆ. ಬೆಂಗಳೂರಿನಲ್ಲಿ ಟೋಯಿಂಗ್ ಬಳಿಕವೂ ಮಾಲೀಕರು ಬರದಿದ್ದರೆ ವಾಹನಗಳ ಹರಾಜಿಗೆ ನಿರ್ಧಾರ, ಸಚಿವ ಕೃಷ್ಣ ಬೈರೇಗೌಡ ಎಚ್ಚರಿಕೆ. ಶಿರಾ ಬಳಿ ನೂತನ ಅಂತಾರಾಷ್ಟೀಯ ವಿಮಾನ ನಿಲ್ದಾಣ ನಿರ್ಮಿಸುವಂತೆ ಕೇಂದ್ರ ವಿಮಾನಯಾನ ಸಚಿವರಿಗೆ ಸಚಿವ ವಿ ಸೋಮಣ್ಣ ಪತ್ರ. ರಾಜ್ಯದಲ್ಲಿ ಬರ ಪರಿಸ್ಥಿತಿ ಎದುರಿಸಲು ಸರ್ಕಾರ ಜವಾಬ್ದಾರಿಯಿಂದ ಕಾರ್ಯನಿರ್ವಹಿಸುತ್ತಿದೆ ಎಂದು ಉಪಮುಖ್ಯಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಪ್ರತಿಯೊಂದು ಜಿಲ್ಲಾಡಳಿತಕ್ಕೆ ತಲಾ 5 ಕೋಟಿ ರೂಪಾಯಿ ಕುಡಿಯುವ ನೀರಿಗಾಗಿ ನೀಡಲಾಗಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ರಾಜ್ಯದಲ್ಲಿನ ಬರ ಪರಿಸ್ಥಿತಿಗೆ ಸಂಬಂಧಿಸಿದಂತೆ ಮುಖ್ಯಮಂತ್ರಿ ನೇತೃತ್ವದಲ್ಲಿ ಜಿಲ್ಲಾಧಿಕಾರಿಗಳು ಮತ್ತು ಜಿಲ್ಲಾ ಕಾರ್ಯನಿರ್ವಹಣಾ ಅಧಿಕಾರಿಗಳೊಂದಿಗೆ ನಾಳೆ ವಿಡಿಯೋ ಕಾನ್ಫರೆನ್ಸ್ ನಡೆಯಲಿದೆ ಎಂದು ಹೇಳಿದ್ದಾರೆ.
1: ನಾಳೆ ಮುಖ್ಯಮಂತ್ರಿಗಳು, ನಾನು ವಿಡಿಯೋ ಕಾನ್ಫರೆನ್ಸ್ಗೆ ಎಲ್ಲ ಡೆಪ್ಯೂಟಿ ಕಮಿಷನರ್ಗೆ ಕರೆದಿದ್ದೇವೆ. ವಿಡಿಯೋ ಕಾನ್ಫರೆನ್ಸ್ನಲ್ಲಿ ಮಾತಾಡ್ತೇವೆ, ನಮ್ಮದು ಸರ್ಕಾರದಿಂದ ಏನು ಸೂಚನೆ ಮಾಡಬೇಕು ಮಾಡ್ತೀವಿ. ಈಗಾಗಲೇ ಪ್ರತಿಯೊಂದು ಜಿಲ್ಲಾಧಿಕಾರಿಗಳಿಗೆ 5 ಕೋಟಿ ರೂಪಾಯಿ ಕುಡಿಯೋ ನೀರಿಗೆ ಕೊಟ್ಟಿದ್ದೇವೆ. ಸುಮಾರು 329 ಕೋಟಿ ಈಗಾಗಲೇ ಅವರಲ್ಲಿ ಇದೆ. ಅದರ ಜೊತೆಯಲ್ಲಿ ಪ್ರತಿ ಡಿಸಿ ಹತ್ರ ಪಿಡಿ ಅಕೌಂಟಲ್ಲಿ 600-700 ಕೋಟಿ ರೂಪಾಯಿ ಹಣ ಇಟ್ಟಿದ್ದೀವಿ. ಅದು ಯಾವ ಇಂತಹ ಸಂದರ್ಭದಲ್ಲಿ ಉಪಯೋಗ ಮಾಡಿಕೊಳ್ಳಿ ಅಂತ ಹೇಳಿ ತಿಳಿಸಿದ್ದೇವೆ.
0: ಕುಡಿಯುವ ನೀರಿಗಾಗಿ 329 ಕೋಟಿ ರೂಪಾಯಿ ಲಭ್ಯವಿದ್ದು, ಜಿಲ್ಲಾಧಿಕಾರಿಗಳ ಪಿಡಿ ಖಾತೆಗಳಲ್ಲಿ ಸುಮಾರು 600 ಕೋಟಿ ರೂಪಾಯಿ ಲಭ್ಯವಿದೆ. ಅಗತ್ಯ ಸಂದರ್ಭಗಳಲ್ಲಿ ಬಳಸಿಕೊಳ್ಳುವಂತೆ ಜಿಲ್ಲಾಡಳಿತಕ್ಕೆ ಸೂಚಿಸಲಾಗಿದೆ ಎಂದು ತಿಳಿಸಿದ್ದಾರೆ. ಬರ ಕುರಿತಂತೆ ಕೇಂದ್ರ ಸರ್ಕಾರಕ್ಕೆ ಈಗಾಗಲೇ ಪತ್ರ ಬರೆಯಲಾಗಿದ್ದು, ಪ್ರತಿಪಕ್ಷಗಳು ರಾಜ್ಯಕ್ಕೆ ಶೀಘ್ರವೇ ಹಣ ಕೊಡಿಸಲಿ ಎಂದು ಆಗ್ರಹಿಸಿದ್ದಾರೆ. ಸಚಿವ ಸಂಪುಟ ವಿಸ್ತರಣೆ ಹಿನ್ನೆಲೆಯಲ್ಲಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರನ್ನು ಇಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಭೇಟಿಯಾಗಿ ಮಾತುಕತೆ ನಡೆಸಿದ್ದಾರೆ. ಸಂಪುಟದಲ್ಲಿ ಖಾಲಿ ಇರುವ 20 ಸ್ಥಾನಗಳನ್ನು ಭರ್ತಿ ಮಾಡಲು ರಾಹುಲ್ ಗಾಂಧಿ ಅವರ ಜೊತೆಗೆ ಮುಖ್ಯಮಂತ್ರಿ

0: ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ನಿನ್ನೆ ಚರ್ಚೆ ನಡೆಸಿದ್ದರು. ಬಳಿಕ ಪಕ್ಷದ ಪ್ರಧಾನ ಕಾರ್ಯದರ್ಶಿ ಕೆಸಿ ವೇಣುಗೋಪಾಲ್ ಹಾಗೂ ಪಕ್ಷದ ರಾಜ್ಯ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರೊಂದಿಗೆ ಸಮಾಲೋಚನೆ ನಡೆಸಿದ್ದರು. ನವದೆಹಲಿಯಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರನ್ನು ಭೇಟಿಯಾಗಲು ಸಾಧ್ಯವಾಗದ ಹಿನ್ನೆಲೆಯಲ್ಲಿ ಇಂದು ಸಂಪುಟ ವಿಸ್ತರಣೆ ಕುರಿತಂತೆ ಮುಖ್ಯಮಂತ್ರಿಯವರು ಚರ್ಚೆ ನಡೆಸಿದ್ದಾರೆ. ಬೆಂಗಳೂರು ನಗರದ ರಸ್ತೆಗಳು ಮತ್ತು ಪಾದಚಾರಿ ಮಾರ್ಗಗಳಲ್ಲಿನ ಅನಾಥ ವಾಹನಗಳನ್ನು ತೆರವುಗೊಳಿಸುವ ಬೃಹತ್ ಕಾರ್ಯಾಚರಣೆಗೆ ಇಂದು ಚಾಲನೆ ನೀಡಲಾಗಿದೆ. ಜಿಪಿಎ ನಗರಾಭಿವೃದ್ಧಿ ಸಚಿವ ಕೃಷ್ಣ ಬೈರೇಗೌಡ ಅವರು ಮಲ್ಲೇಶ್ವರಂನಲ್ಲಿದ್ದು ಈ ಕಾರ್ಯಾಚರಣೆಗೆ ಚಾಲನೆ ನೀಡಿದರು. ಈ ವೇಳೆ ಮಾತನಾಡಿದ ಅವರು, ಬೆಂಗಳೂರಿನಲ್ಲಿ ಈಗಾಗಲೇ 2700 ಅನಾಥ ವಾಹನಗಳನ್ನು ಪಟ್ಟಿ ಮಾಡಲಾಗಿದೆ. ಇಂತಹ ವಾಹನಗಳಿಗೆ ನೋಟಿಸ್ ನೀಡಲಾಗಿದ್ದು, ಮಾಲೀಕರು ಬಂದು ವಾಹನ ಪಡೆಯದಿದ್ದರೆ ಟೋಯಿಂಗ್ ಮಾಡಲಾಗುವುದು ಎಂದು ತಿಳಿಸಿದ್ದಾರೆ. ಟೋಯಿಂಗ್ ಬಳಿಕವೂ ಮಾಲೀಕರು ಬರದಿದ್ದರೆ ವಾಹನಗಳನ್ನು ಹರಾಜು ಹಾಕಲಾಗುವುದು ಎಂದು ಸಚಿವ ಕೃಷ್ಣ ಬೈರೇಗೌಡ ಸ್ಪಷ್ಟಪಡಿಸಿದ್ದಾರೆ. ಸಾರ್ವಜನಿಕರು ರಸ್ತೆಗಳನ್ನು ಮತ್ತು ಪಾದಚಾರಿ ಮಾರ್ಗಗಳನ್ನು ಒತ್ತುವರಿ ಮಾಡದಂತೆ ಅವರು ಮನವಿ ಮಾಡಿದ್ದಾರೆ.
1: ದಯವಿಟ್ಟು ಇನ್ನು ಮುಂದೆ ರಸ್ತೆಯಲ್ಲಿ ಫುಟ್ಪಾತ್ ಅಲ್ಲಿ ಅನಾಥವಾಗಿ ವಾಹನಗಳನ್ನ ಬಿಟ್ಟು, ಸಾರ್ವಜನಿಕರ ಸ್ವತ್ತು ಅದು, ರಸ್ತೆ ಫುಟ್ಪಾತ್ ಅಂತ ಹೇಳಿದ್ರೆ ನಮ್ಮ ಪ್ರೈವೇಟ್ ಪ್ರಾಪರ್ಟಿ ಅಲ್ಲ, ಅದು ಪಬ್ಲಿಕ್ ಪ್ರಾಪರ್ಟಿ, ಸಾರ್ವಜನಿಕರ ಜಾಗ, ಅದನ್ನ ಒತ್ತುವರಿ ಮಾಡಿ ಪಾದಾಚಾರಿಗಳಿಗೆ ವಾಹನ ಸಂಚಾರಕ್ಕೆ ತೊಂದರೆ ಮಾಡೋದನ್ನ ಬಿಡಿ. ಯಾರ್ಯಾರು ವಾಹನ ಮಾಲೀಕರಿದ್ದೀರಾ ಅವರಲ್ಲಿ ಮನವಿ ಮಾಡ್ತಾ ಇದ್ದೇನೆ, ಈ ರೀತಿ ಸಾರ್ವಜನಿಕ ಜಾಗವನ್ನ ಅತಿಕ್ರಮಣ ಮಾಡಬಾರದು.
0: ಈ ವೇಳೆ ಸ್ಥಳೀಯ ಶಾಸಕ ದಿನೇಶ್ ಗುಂಡೂರಾವ್, ಕೇಂದ್ರ ನಗರ ಪಾಲಿಕೆ ಆಯುಕ್ತ ಜಗದೀಶ್ ಸೇರಿದಂತೆ ಹಲವು ಅಧಿಕಾರಿಗಳು ಉಪಸ್ಥಿತರಿದ್ದರು. ಮಾರಿಷಸ್ ರಿಪಬ್ಲಿಕ್ನ ವಿದೇಶಾಂಗ ವ್ಯವಹಾರಗಳು, ಪ್ರಾದೇಶಿಕ ಏಕೀಕರಣ ಹಾಗೂ ಅಂತಾರಾಷ್ಟೀಯ ವ್ಯಾಪಾರದ ಸಚಿವ ನರಸಿಂಗೇನ್ ಹಾಂಬಿರಾಜನ್ ಅವರ ನೇತೃತ್ವದ ನಿಯೋಗ ಇಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರನ್ನು ಭೇಟಿ ಮಾಡಿ ಮಾತುಕತೆ ನಡೆಸಿತು. ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಕುಲಪತಿ ಡಾ ಬಿಸಿ ಭಗವಾನ್ ಹಾಗೂ ಐಬಿಎಂ ಆರ್ಥಿಕ ಸಲಹೆಗಾರರಾದ ಅನನ್ಯ ರಾಧಾಕೃಷ್ಣನ್ ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
2: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ನೂತನ ಅಂತಾರಾಷ್ಟೀಯ ವಿಮಾನ ನಿಲ್ದಾಣವನ್ನು ತುಮಕೂರು ಜಿಲ್ಲೆಯ ಶಿರಾ ಬಳಿ ನಿರ್ಮಾಣ ಮಾಡುವಂತೆ ಕೇಂದ್ರ ವಿಮಾನಯಾನ ಸಚಿವ ಕೆ ರಾಮಮೋಹನ್ ನಾಯ್ಡು ಅವರಿಗೆ ಕೇಂದ್ರ ಸಚಿವ ವಿ ಸೋಮಣ್ಣ ಪತ್ರ ಬರೆದಿದ್ದಾರೆ. ಶಿರಾದಲ್ಲಿ ವಿಮಾನ ನಿಲ್ದಾಣ ಮಾಡುವುದರಿಂದ ಮಧ್ಯ ಕರ್ನಾಟಕ ಹಾಗೂ ಉತ್ತರ ಕರ್ನಾಟಕದ ಪ್ರಮುಖ ಜಿಲ್ಲೆಗಳ ಪ್ರಗತಿಗೆ ಸಹಾಯಕವಾಗಲಿದೆ ಎಂದು ಪತ್ರದಲ್ಲಿ ತಿಳಿಸಿದ್ದಾರೆ. ರಾಜ್ಯ ಸರ್ಕಾರದ ಯೋಜನೆ ಕುರಿತು ಪತ್ರಿಕಾ ಹೇಳಿಕೆ ಬಿಡುಗಡೆ ಮಾಡಿರುವ ಸಚಿವರು, ರಾಜ್ಯವು ಈಗಾಗಲೇ ಬೆಂಗಳೂರು ಕೇಂದ್ರಿತವಾಗಿ ಅಭಿವೃದ್ಧಿ ಸಾಧಿಸಿದೆ. ಮತ್ತೊಂದು ವಿಮಾನ ನಿಲ್ದಾಣವನ್ನು ಬೆಂಗಳೂರು ಸಮೀಪ ನಿರ್ಮಿಸಿದರೆ ಉತ್ತರ ಮತ್ತು ಮಧ್ಯ ಕರ್ನಾಟಕದ ಅಭಿವೃದ್ಧಿಗೆ ನ್ಯಾಯ ಸಂದಂತೆ ಆಗುವುದಿಲ್ಲ ಎಂದು ಪ್ರತಿಪಾದಿಸಿದ್ದಾರೆ. ಶಿರಾ ಬಳಿ ಹೆಚ್ಚಿನ ಪ್ರಮಾಣದ ಸರ್ಕಾರಿ ಭೂಮಿ ಲಭ್ಯವಿದ್ದು, ಭದ್ರಾ ಮೇಲ್ದಂಡೆ ಕಾಲುವೆ, ಹೇಮಾವತಿ ಮತ್ತು ಎತ್ತಿನಹೊಳೆ ಯೋಜನೆಗಳಿಂದ ನೀರಿನ ಲಭ್ಯತೆಯೂ ಇದೆ ಎಂದು ಪತ್ರದಲ್ಲಿ ಉಲ್ಲೇಖಿಸಿದ್ದಾರೆ. ಈ ಭಾಗದಲ್ಲಿ ವಿಮಾನ ನಿಲ್ದಾಣವಾದರೆ ಕೈಗಾರಿಕೆ, ಉದ್ಯೋಗ, ಹೂಡಿಕೆ ಮತ್ತು ಪ್ರಾದೇಶಿಕ ಆರ್ಥಿಕ ಬೆಳವಣಿಗೆಗೆ ಉತ್ತೇಜನ ದೊರಕಲಿದ್ದು, ರಾಜ್ಯದ ಸಮತೋಲಿತ ಅಭಿವೃದ್ಧಿಗೆ ಸಹಕಾರಿಯಾಗಲಿದೆ ಎಂದು ಹೇಳಿದ್ದಾರೆ. ಗದಗ ಜಿಲ್ಲೆಯ ವಿವಿಧ ಗ್ರಾಮಗಳಿಗೆ ಇಂದು ಜಿಲ್ಲಾಧಿಕಾರಿ ಸಿಎನ್ ಶ್ರೀಧರ್ ಭೇಟಿ ನೀಡಿ ಬೆಳೆ ಪರಿಸ್ಥಿತಿಯ ಕುರಿತು ಅವಲೋಕನ ನಡೆಸಿದ್ದಾರೆ. ನರಗುಂದ ತಾಲೂಕಿನ ಕಲಕೇರಿ ಹಾಗೂ ಹದಲ್ಲಿ ಗ್ರಾಮಗಳಿಗೆ ಭೇಟಿ ನೀಡಿದ ಅವರು, ರೈತರು ಬೆಳೆದ ಹೆಸರು, ಉದ್ದು, ಶೇಂಗಾ, ಮೆಕ್ಕೆಜೋಳ, ಈರುಳ್ಳಿ ಹಾಗೂ ಹತ್ತಿ ಜಮೀನುಗಳಿಗೆ ಭೇಟಿ ನೀಡಿ ಮಳೆ ಕೊರತೆಯಿಂದಾಗಿ ಒಣಗುತ್ತಿರುವ ಬೆಳೆಗಳನ್ನು ಪರಿಶೀಲಿಸಿದರು. ರೈತರೊಂದಿಗೆ ಸಂವಾದ ನಡೆಸಿದ ಅವರು, ಜಿಲ್ಲೆಯಲ್ಲಿ ಬೆಳೆದ ವಿವಿಧ ಬೆಳೆಗಳ ಬಿತ್ತನೆ ಪ್ರದೇಶದ ನಿಖರ ಮಾಹಿತಿ ಪಡೆಯಲು ಜಿಲ್ಲೆಯ ಎಲ್ಲಾ ರೈತರು ಬೆಳೆ ಸಮೀಕ್ಷೆ ಆಪ್ ಮೂಲಕ ಬೆಳೆ ಸಮೀಕ್ಷೆ ಪೂರ್ಣಗೊಳಿಸುವಂತೆ ಮನವಿ ಮಾಡಿದರು. ಹಾವೇರಿ ಜಿಲ್ಲೆಯಲ್ಲಿ ಎಸ್ಐಆರ್ ಪ್ರಕ್ರಿಯೆ ಮುಂದುವರೆದಿದ್ದು, ಜಿಲ್ಲೆಯಲ್ಲಿರುವ 13,35,000 ಮತದಾರರಿಗೆ ಗಣತಿ ನಮೂನೆಗಳನ್ನು ವಿತರಿಸಲಾಗಿದೆ. ಆ ಪೈಕಿ 9,73,000 ಮತದಾರರ ಗಣಕೀಕರಣ ಪ್ರಕ್ರಿಯೆ ಪೂರ್ಣಗೊಳಿಸಲಾಗಿದೆ. ಗಣಕೀಕರಣದಲ್ಲಿ ಜಿಲ್ಲೆಯು 2ನೇ ಸ್ಥಾನದಲ್ಲಿದೆ ಎಂದು ಜಿಲ್ಲಾಧಿಕಾರಿ ವಿಜಯ ಮಹಾಂತೇಶ ಮಾಹಿತಿ ನೀಡಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ 2026 ಪ್ರಕ್ರಿಯೆ ಚುರುಕಿನಿಂದ ಸಾಗಿದೆ.

0: ಇದ್ದು ಜಿಲ್ಲೆಯಲ್ಲಿ ಒಟ್ಟು 12,30,037 ಮತದಾರರಿದ್ದು ಪ್ರತಿಯೊಬ್ಬರಿಗೂ ಗಣತಿ ನಮೂನೆಗಳನ್ನು ವಿತರಿಸಲಾಗಿದೆ. ಇದುವರೆಗೂ ಜಿಲ್ಲೆಯಾದ್ಯಂತ 833,365 ಗಣತಿ ನಮೂನೆಗಳನ್ನು ಗಣಕೀಕರಣಗೊಳಿಸಲಾಗಿದೆ ಎಂದು ಜಿಲ್ಲಾ ಚುನಾವಣಾ ಅಧಿಕಾರಿ ಹಾಗೂ ಜಿಲ್ಲಾಧಿಕಾರಿ ಕೆ ಲಕ್ಷ್ಮೀಪ್ರಿಯಾ ತಿಳಿಸಿದ್ದಾರೆ. ಗದಗ ಜಿಲ್ಲೆಯಲ್ಲಿ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಪ್ರಗತಿಯಲ್ಲಿದ್ದು ಬಿಎಲ್ಒಗಳು ಮನೆ ಮನೆಗೆ ಭೇಟಿ ನೀಡಿ ಇದುವರೆಗೆ 902,939 ಗಣತಿ ನಮೂನೆಗಳನ್ನು ವಿತರಿಸಿದ್ದಾರೆ. 575,478 ಎನ್ಯುಮರೇಷನ್ ಫಾರಂಗಳು ಡಿಜಿಟಲೀಕರಣಗೊಂಡಿವೆ ಎಂದು ಗದಗ ಜಿಲ್ಲಾಧಿಕಾರಿ ಸಿಎನ್ ಶ್ರೀಧರ್ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಚಾಮರಾಜನಗರ ಜಿಲ್ಲೆ ಹನೂರು ತಾಲೂಕಿನ ಮೇಣ್ಯಂನಲ್ಲಿ ಮನೆ ಮುಂದೆ ಕುಳಿತಿದ್ದ ಅಜ್ಜಿ ಮೊಮ್ಮಗಳ ಮೇಲೆ ದಾಳಿ ಮಾಡಿದ್ದ ಚಿರತೆಯು ಅರಣ್ಯ ಇಲಾಖೆ ಇರಿಸಿದ್ದ ಬೋನಿಗೆ ಬಿದ್ದಿದೆ. ಮೇಣ್ಯಂ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ತಟ್ಟೆಕೆರೆ ದೊಡ್ಡಿ ಹಾಡಿಯಲ್ಲಿ ಶಿವಮ್ಮ ಹಾಗೂ ಹರ್ಷಿತಾ ಎಂಬ ಅಜ್ಜಿ ಮೊಮ್ಮಗಳ ಮೇಲೆ ಚಿರತೆ ದಾಳಿ ನಡೆಸಿತ್ತು. ಮಲೆ ಮಹದೇಶ್ವರ ವನ್ಯಜೀವಿ ಧಾಮದ ಸಿಬ್ಬಂದಿ ಆಯಕಟ್ಟಿನ ಸ್ಥಳಗಳಲ್ಲಿ ಬೋನು ಇರಿಸಿ ನಿರಂತರ ಕಾರ್ಯಾಚರಣೆ ಕೈಗೊಂಡಿದ್ದರು. ಇಂದು ಬೆಳಿಗ್ಗೆ ಆಹಾರ ದಾಸಿಗೆ ಬಂದ ಚಿರತೆ ಬೋನಿಗೆ ಬಿದ್ದಿದ್ದು ಪಶುವೈದ್ಯರ ಪರಿಶೀಲನೆ ಬಳಿಕ ಮುಂದಿನ ಕ್ರಮ ಕೈಗೊಳ್ಳಲಾಗುವುದು ಎಂದು ಮಲೆ ಮಹದೇಶ್ವರ ವನ್ಯಜೀವಿ ಧಾಮದ ಅಧಿಕಾರಿಗಳು ತಿಳಿಸಿದ್ದಾರೆ. ಇನ್ನು ಸಂಕ್ಷಿಪ್ತ ಸುದ್ದಿಗಳು. ಸಾರ್ವಜನಿಕರು 40 ವರ್ಷ ಮೇಲ್ಪಟ್ಟ ನಂತರ ಕಡ್ಡಾಯವಾಗಿ ಆರೋಗ್ಯ ತಪಾಸಣೆ ಮಾಡಿಸಿಕೊಳ್ಳಬೇಕು ಎಂದು ಚೆಸ್ಕಾಂ ಅಧ್ಯಕ್ಷ ಹಾಗೂ ಶಾಸಕ ಎಬಿ ರಮೇಶ್ ಬಂಡಿಸಿದ್ದೇಗೌಡ ತಿಳಿಸಿದ್ದಾರೆ. ಮಂಡ್ಯ ಜಿಲ್ಲಾ ಆರೋಗ್ಯ ಇಲಾಖೆ ವತಿಯಿಂದ ಆಯೋಜಿಸಿದ್ದ ಆರೋಗ್ಯ ತಪಾಸಣೆ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಇಂದಿನ ಜೀವನ ಶೈಲಿಯಲ್ಲಿ ಆರೋಗ್ಯ ಕಾಪಾಡಿಕೊಳ್ಳುವುದು ಪ್ರತಿಯೊಬ್ಬರ ಹೊಣೆಗಾರಿಕೆಯಾಗಿದೆ ಎಂದು ಹೇಳಿದ್ದಾರೆ. ಕಾರವಾರ ಜಿಲ್ಲೆಯಲ್ಲಿ ಪ್ರಸ್ತುತ ಮಳೆಯ ಪ್ರಮಾಣ ಕಡಿಮೆ ಇರುವುದರಿಂದ ರೈತರಿಗೆ ಕಡಿಮೆ ಅವಧಿಯಲ್ಲಿ ಇಳುವರಿ ನೀಡುವ ಬೆಳೆಗಳನ್ನು ಬೆಳೆಯಲು ಉತ್ತೇಜಿಸುವಂತೆ ಕೃಷಿ ಇಲಾಖೆ ಅಧಿಕಾರಿಗಳಿಗೆ ಉತ್ತರ ಕನ್ನಡ ಜಿಲ್ಲಾ ಉಸ್ತುವಾರಿ ಕಾರ್ಯದರ್ಶಿ ಸುಷ್ಮಾ ಗೋಡಬೋಲೆ ನಿರ್ದೇಶನ ನೀಡಿದ್ದಾರೆ. ಪ್ರಸಕ್ತ ಸಾಲಿನ ಮಾವು ಬೆಂಬಲ ಬೆಲೆ ಯೋಜನೆಯಡಿ ತೋತಾಪುರಿ ಮಾವು ಮಾರಾಟ ಮಾಡುತ್ತಿರುವ ಹಾಗೂ ಈಗಾಗಲೇ ಮಾರಾಟ ಮಾಡಿರುವ ಎಲ್ಲಾ ರೈತರು ವ್ಯಾಪಾರಿಯಿಂದ ಮಾರಾಟ ಬಿಲ್ಲನ್ನು ಕಡ್ಡಾಯವಾಗಿ ಪಡೆದು ಗೇಟ್ ಎಂಟ್ರಿ ಚೀಟಿ, ತೂಕದ ಚೀಟಿ, ಆನ್ಲೈನ್ ನೋಂದಣಿ ಪ್ರತಿಯೊಂದಿಗೆ ಅದೇ ದಿನ ಅಥವಾ ಮರುದಿನವೇ ಸಂಬಂಧಿಸಿದ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ ಕಚೇರಿಗೆ ಸಲ್ಲಿಸಬಹುದು ಎಂದು ಕೃಷಿ ಮಾರಾಟ ಇಲಾಖೆಯ ಸಹಾಯಕ ನಿರ್ದೇಶಕರು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜ್ಯದಲ್ಲಿ ಬರ ಪರಿಸ್ಥಿತಿ ಹಿನ್ನೆಲೆ ನಾಳೆ ಜಿಲ್ಲಾಧಿಕಾರಿಗಳೊಂದಿಗೆ ಮುಖ್ಯಮಂತ್ರಿ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಸಭೆ. ಸಚಿವ ಸಂಪುಟ ವಿಸ್ತರಣೆ ಕುರಿತಂತೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರೊಂದಿಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಚರ್ಚೆ. ಬೆಂಗಳೂರಿನಲ್ಲಿ ಟೋಯಿಂಗ್ ಬಳಿಕವೂ ಮಾಲೀಕರು ಬರದಿದ್ದರೆ ವಾಹನಗಳ ಹರಾಜಿಗೆ ನಿರ್ಧಾರ, ಸಚಿವ ಕೃಷ್ಣ ಬೈರೇಗೌಡ ಎಚ್ಚರಿಕೆ. ಶಿರಾ ಬಳಿ ನೂತನ ಅಂತಾರಾಷ್ಟೀಯ ವಿಮಾನ ನಿಲ್ದಾಣ ನಿರ್ಮಿಸುವಂತೆ ಕೇಂದ್ರ ವಿಮಾನಯಾನ ಸಚಿವರಿಗೆ ಸಚಿವ ವಿ ಸೋಮಣ್ಣ ಪತ್ರ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 6:40.
1: ನಮ್ಮ ನಿಲಯದಿಂದ ಇನ್ನು ಮುಂದೆ ನಮ್ಮೂರು ಕಾರ್ಯಕ್ರಮದಲ್ಲಿ ಹೆಚ್ಡಿಕೋಟೆ ತಾಲೂಕಿನ ಡಿಬಿ ಕುಪ್ಪೆ ಗ್ರಾಮ ಪಂಚಾಯಿತಿಯ ಗೋಳೂರು ಗ್ರಾಮದಲ್ಲಿ ಜರುಗುತ್ತಿರುವ ಅಭಿವೃದ್ಧಿ ಕಾರ್ಯಗಳು ಮತ್ತು ಸಮಸ್ಯೆಗಳ ಕುರಿತು ಗ್ರಾಮದ ನಿವಾಸಿಗರಾದ ಶ್ರೀಯುತ ಬಿ ಸ್ವಾಮಿ ಹಾಗೂ ಶ್ರೀಯುತ ಮಣಿಕಂಠರ್ ಅವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮ ಬಿತ್ತರಗೊಳ್ಳಲಿದೆ. ಬನ್ನಿ ಆಲಿಸಿ ಬರೋಣ.
2: ಊರಿನ ಗತ ವೈಭವ ಹಾಗೂ ಇಂದಿನ ವಾಸ್ತವ,
3: ಗ್ರಾಮದ ಇತಿಹಾಸ, ಅಭಿವೃದ್ಧಿ ಮತ್ತು ಸಮಸ್ಯೆಗಳ ಕುರಿತು ಚರ್ಚಿಸುವ ವಿಶೇಷ ಕಾರ್ಯಕ್ರಮ
2: ನಮ್ಮೂರು. ಪ್ರತಿ ಶುಕ್ರವಾರ ಬೆಳಿಗ್ಗೆ 9:20
3: ಹಾಗೂ ಭಾನುವಾರ ಸಂಜೆ 6:50
2: ನಿಮ್ಮ ಊರ ಕಥೆ, ನಿಮ್ಮ ಜನಧ್ವನಿ 90.8 FM.
4: ಆತ್ಮೀಯ ಕೇಳುವರಿಗೆ ನಮಸ್ಕಾರ. ಇದು 90.8 ಕಂಪನಾಂಕದಲ್ಲಿ ಮೂಡಿಬರುತ್ತಿರುವ ಮೈಸೂರು ಜಿಲ್ಲೆಯ ಮೊಟ್ಟಮೊದಲ ಹಾಗೂ ಸರಗೂರಿನಿಂದ ಪ್ರಸಾರವಾಗುತ್ತಿರುವ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ. ನಾನು ನಿಮ್ಮ ಬಾನುಲಿ ಗೆಳೆಯ ಯತೀಶ್. ನೀವು ಕೇಳ್ತಾ ಇದ್ದೀರಾ ಜನಧ್ವನಿ ರೇಡಿಯೋ. ಎಂದಿನಂತೆ ತಮಗೆಲ್ಲರಿಗೂ ನಮ್ಮೂರು ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರೆ, ಇಂದಿನ ನಮ್ಮೂರು ಕಾರ್ಯಕ್ರಮದಲ್ಲಿ ಪ್ರಸ್ತುತ ತಾಲೂಕಿನ ಗ್ರಾಮಗಳ ಸ್ಥಿತಿಗತಿ, ಅಲ್ಲಿನ ಮೂಲಸೌಕರ್ಯಗಳ ನಿರ್ವಹಣೆ, ಇದರಲ್ಲಿ ಸಾರ್ವಜನಿಕರ ಪಾತ್ರ, ಗ್ರಾಮಗಳ ಅಭಿವೃದ್ಧಿಗೆ ಮುಂದಿನ ಯೋಜನೆಗಳು, ಈ ವಿಚಾರಗಳ ಕುರಿತು ಚರ್ಚಿಸಲಿದ್ದೇವೆ. ಅದೇ ರೀತಿ ಇಂದಿನ ಕಾರ್ಯಕ್ರಮದಲ್ಲಿ ಎಚ್ಡಿಕೋಟೆ ತಾಲೂಕಿನ ಡಿಬಿ ಕುಪ್ಪೆ ಗ್ರಾಮ ಪಂಚಾಯಿತಿಯ ಗೋಳೂರು ಗ್ರಾಮದ ನಿವಾಸಿಗರಾದ ಶ್ರೀಯುತ ಬಿ ಸ್ವಾಮಿರವರು ಮತ್ತು ಶ್ರೀಯುತ ಮಣಿಕಂಠರವರು ಇಂದು ನಮ್ಮೊಂದಿಗೆ ತಮ್ಮ ಗ್ರಾಮದ ಕುರಿತು, ಪ್ರಸ್ತುತ ಅಲ್ಲಿನ ನೈಸರ್ಗಿಕ ಸಂಪನ್ಮೂಲ, ಭೌಗೋಳಿಕ ಲಕ್ಷಣ, ಮೂಲಭೂತ ಸೌಕರ್ಯಗಳ ಸಮರ್ಪಕ ನಿರ್ವಹಣೆ ಹಾಗೂ ಅದರ ಅಭಿವೃದ್ಧಿಯ ಕುರಿತು ಮಾತನಾಡಲಿದ್ದಾರೆ. ಬನ್ನಿ ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ಈ ವಿಷಯಗಳ ಕುರಿತು ಒಂದಿಷ್ಟು ಚರ್ಚೆಯೊಂದಿಗೆ ಮಾಹಿತಿಯನ್ನು ತಿಳಿಯೋಣ. ಸರ್, ಪ್ರಥಮವಾಗಿ ನಮ್ಮೂರು ಕಾರ್ಯಕ್ರಮಕ್ಕೆ ತಮಗೆ

0: ಆತ್ಮೀಯವಾದ ಸ್ವಾಗತ ಸರ್.
1: ನಮಸ್ಕಾರ.
2: ನಮಸ್ಕಾರ. ನಮಸ್ಕಾರ
0: ಸರ್. ಪ್ರಥಮವಾಗಿ ತಮ್ಮ ಬಗ್ಗೆ ಒಂದು ಕಿರುಪರಿಚಯವನ್ನ ನಮ್ಮ ಕೇಳುಗರಿಗೆ ಮಾಡ್ಕೊಡೋದಾದ್ರೆ.
1: ನಾನು ಮಣಿಕಂಠ ಗೋಳೂರು, ದೇವಸೇಗೌಡರ ಮಗ ನಾನು. ಆದ್ರೆ ನಾನು ಇವಾಗ 1980 ಜನನಾಗಿರ್ಬೋದು. ಆದ್ರೆ ನಮ್ಮ ತಂದೆ ಅದಕ್ಕಿಂತ ಮುಂಚೆ ಬಂದಿದ್ದಾರೆ, ಅವರು ತಂದೆ ಅದಕ್ಕಿಂತ ಮುಂಚೆನೂ ಬಂದಿದ್ದಾರೆ. 1902 ಬಂದ್ರಂತ ಲೀಸ್ಟ್ ನಮ್ಮ ಹತ್ರ ಇರೋದು.
3: ನಮ್ಮ ಹೆಸರು ಬಿಸ್ವಾಮಿ ಅಂತೇಳಿ, ಊರು ಗ್ರಾಮ ಗೋಳೂರು, ತಂದೆ ಹೆಸರು ಬೊಮ್ಮೇಗೌಡ. ಸುಮಾರು ನಾವು ಇಲ್ಲಿಗೆ ಬಂದು ಈ ಊರಿಗೆ ಬಂದು ಸರ್ ಸುಮಾರು ಹೆಚ್ಚು ಕಮ್ಮಿ ಒಂದು 200 ಹತ್ರ ಆಗಿದೆ ಇಲ್ಲಿ ಬಂದು.
0: ಸರ್, ತಮ್ಮ ಒಂದು ಗ್ರಾಮಕ್ಕೆ ಗೋಳೂರು ಅಂತ ಹೆಸರು ಏನಕ್ಕೆ ಬಂತು, ಜೊತೆಗೆ ತಮ್ಮ ಗ್ರಾಮದಲ್ಲಿ ಎಷ್ಟು ಜನಸಂಖ್ಯೆ ವಾಸಿಸ್ತಾ ಇದೆ ಅದ್ರ ಬಗ್ಗೆ ತಿಳಿಸೋದಾದ್ರೆ?
3: ಸರ್, ಅದಕ್ಕೂ ಹಿಂದೆ ಗೋಳೂರು ಎಷ್ಟು ಇಟ್ಟಿದ್ರೆ ಮಚ್ಚೂರು ಅಂತ ಒಂದೇ ಇತ್ತು ಸರ್. ಅದು ಈ ಗ್ರಾಮ ಪಂಚಾಯತ್ ಎಲೆಕ್ಷನ್ ಅಲ್ಲಿ ಬಂತೇಳಿ ಪಂಚಾಯತ್ ಮಂಡಲ ಪಂಚಾಯತ್ ಎಲ್ಲ ಹಾಗೆ ಮಾಡಿದ್ರೆ ಗ್ರಾಮಕ್ಕೆ ಎಷ್ಟು ಇಟ್ಟರು ಗೋಳೂರು ಅಂತೇಳಿ. ಗೋಳೂರು, ಒಂದೊಂದು ತೋಟ ಆಡಿ, ಹೊಸೂರು, ಇಂಥ ಎಲ್ಲ ಗ್ರಾಮಕ್ಕೂ ಆಗ ಎಷ್ಟು ಜನ ಬದಲಾಯಿಸ್ತಾರೆ ಸರ್. ಎಲೆಕ್ಷನ್ ಬಂದಾಗ ಗ್ರಾಮ ಪಂಚಾಯತ್ ಎಲೆಕ್ಷನ್ ಅಂತ ನೋಡಿ ಆಗ ಬದಲಾಯಿಸಿದೆ ಇದು.
1: ಎಲೆಕ್ಷನ್ ಬಂದಾಗ ಇದೇವರು ಹೇಳಿದ್ದಾರೆ, ಯಾಕಂತಂದ್ರೆ ಮಚ್ಚೂರು 249-250 ಬರುತ್ತೆ ಅಂತೆಲ್ಲ ನೇಮ ಪ್ರಕಾರ ಕೇಳಬೇಕಾದ್ರೆ ಫಸ್ಟ್ ಸ್ಟಾರ್ಟಿಂಗಲ್ಲಿ ಬಂದಿದ್ದು ಗೋಳೂರೇ. ಅವತ್ತೇನಾಯಿತು, ಸಾಲೆ ಇಲ್ಲದೆ ಕಾರಣಕ್ಕೋಸ್ಕರ ಅಲ್ಲಿ ಇದು ಮಾಡಿದ್ದು. ಅವತ್ತು ಕೂಡ ನಾವು ಇದೇವರು ಸುಮಾರು ಓಡಾಡಿದ್ದಾರೆ. ನಮ್ಮ ಸಾಲೆ ಕೂಡ ಇಲ್ಲೇ ಇತ್ತು, ಅಂದರೆ ಬೇರೆಯೊಬ್ಬರು ಜಮೀನಲ್ಲಿತ್ತು, ಅವ್ರದ್ವೇ ಎಕ್ಕಸಲಿನೇ. ಅದಕ್ಕೋಸ್ಕರ ಕಾರಣ ಕಿತ್ತಾಕ್ಬಿಟ್ಟು ಇನ್ನು ಮಚ್ಚೂರಲ್ಲಿ ಒಂದು ಸಾಲೆ ಐತಲ್ಲ ಅಲ್ಲಿ ಕಳಿಸಿದ್ದು. ಗ್ರಾಮದಲ್ಲಿ ನಮಗೆ 68 ಮನೆಗಳು ಇವಾಗ ಐತೆ. ಆದರೆ 68 ಮನೆಗಳು ಶಾಶ್ವತ ಆಗಿಲ್ಲ, ಯಾಕಂತ ಹೇಳಿದ್ರೆ ಸುಮಾರು ಮನೆಗಳು ತೀರ ಸಡ್ಡು ಇರುತ್ತೆ. ಒಂಥರ ನೋಡೋಕ್ಕೆ ಒಂದು ಮನೆಗೆ ಫ್ಯಾಮಿಲಿ ಹೋಗಿ ನೋಡೋಕ್ಕೆ ಕಷ್ಟ ಇರುತ್ತೆ ನಮ್ಮಲ್ಲಿ. ಅದಕ್ಕೆ ಸರ್ಕಾರಕ್ಕೆ ಇದು ಕೊಟ್ಟರೆ ಸರ್ಕಾರದಲ್ಲಿ ಕಳ್ರಂತ ಕೆಲಸಗಳು ಇರೋದು ಇವಾಗ ಏನೂ ನಡೀತಾ ಇಲ್ಲ. ಒಂದು ನಾವು ವಿಲೇಜ್ ಆಫೀಸ್ಗೆ ಹೋಗ್ಬೇಕಂದ್ರೆ ನಮ್ಮ ಇದರಲ್ಲಿ ಹೇಳ್ಬೇಕಂತ ಹೇಳಿದ್ರೆ ನಾಡ ಕಚೇರಿಗೆ ಹೋಗ್ಬೇಕಾದ್ರೂ ಅಷ್ಟೇ, ತಾಲೂಕು ಆಫೀಸ್ಗೆ ಹೋಗ್ಬೇಕಾದ್ರೂ ಅಷ್ಟೇ, ಮೇನ್ ಲಂಚನೇ ಅವ್ರಿಗೆ ಕೇಳ್ತಿರೋಕ್ಕಂಥದ್ದು. ಲಂಚಕ್ಕೋಸ್ಕರ ಅವರು ಪ್ರತಿಯೊಂದು ಶಾಶ್ವತ ಆಗಿರೋಂಥ ತಂದೆಯ ಒಂದು ಹಕ್ಕು ಕೂಡಿ ಅವ್ರು ಮಾಡಿಸ್ಕೊಂಡಿಲ್ಲ. ನಮ್ಮಲ್ಲಿ ತಂದೆಯ ಸ್ವಂತ ಹಕ್ಕು ಕೂಡಿ ಮಾಡಿಸ್ಕೊಂಡಿಲ್ಲ, ಹಂಗೆ ಪ್ರಾಬ್ಲಮ್ ಆಗಿದೆ.
0: ಸರ್, ತಮ್ಮ ಒಂದು ಗ್ರಾಮದ ಸುತ್ತಮುತ್ತಲಿನ ಒಂದು ಭೌಗೋಳಿಕ ಲಕ್ಷಣ ಆಗಿರ್ಬೋದು, ನೈಸರ್ಗಿಕ ಸಂಪನ್ಮೂಲ ಆಗಿರ್ಬೋದು, ಅವುಗಳ ಒಂದು ಅಂಶಗಳನ್ನು ನಮ್ಮ ಜೊತೆ ಹಂಚ್ಕೊಳ್ಳೋದಾದ್ರೆ.
3: ಕಾಡಲ್ಲಿ ತೊಂದರೆ ಸರ್ ಅಂದ್ರೆ ನಮ್ಗೆ ಆನೆ ಒಳಗೆ ಅಷ್ಟಿ ಇವಾಗ ಸಣ್ಣ ಪ್ರಾಣಿ ಬಿಡಿ ಅದು ಏನಾದ್ರು ಮಾಡಿ ಓಡಿಸೋದು ಆನೆ ಇದು ಚಿಂತೆ ಇದನ್ನ ದಾಷ್ಟಿ ಅಂಶ. ಆನೆ ಏನಂತಾರೆ ಮನೆ ಏನು ಮಡಗದೇ ಇಲ್ಲ ನೋಡಿ, ಅವೆಲ್ಲ ತಟ್ಟಾಕಿರೋದು ಇಲ್ಲಿಗೆ ಬಂದು ತಟ್ಟಾಕಿರೋದು ಮನೆಯೇ ಇಲ್ಲ, ಅದು ಭಾಳ ಹಿಂಸೆ. ಇವರು ರೈಲಿಗೆ ಕಂಬಿನ ಏನಾದ್ರು ಹಾಕಿ ನಮ್ಗೆ ರೆಡಿ ಮಾಡ್ಕೊಳ್ಬಿಟ್ರೆ ಸರಿ ಆಯ್ತದೆ. ಅದು ಇನ್ನೊಂದು ಏನಿದ್ರೆ ಇಲ್ಲಿ ನಮ್ಮ ಜಮೀನು ಕೊಟ್ಟಿದ್ದಾರೆ 200 ಮಾಡ್ತವೆ, ಆದರೆ ಇಲ್ಲಿ ಮನೆ ಕಟ್ಟಕ್ಕೆ ಅವಕಾಶ ಬಿಡಲ್ಲ ಅವರು, ಪರ್ಮಿಷನ್ ತಗೊಂಬರಿ ಅಂತ. ನಾವು ಇಲ್ಲಿಂದ ತಗೊಂಬರೋ ಅದು ಓಡ್ತಾ ಇಲ್ಲ. ಈಗ ಒಂದು ಶಾಲೆ ಬಂದಿದೆ, ಶಾಲೆನ ಕಟ್ಟಕ್ಕೆ ಬಿಡಲ್ಲ. ಮಕ್ಕಳು ಓದ್ಬೇಕಾದ್ರೆ ಇಲ್ಲಿಂದ ಸುಮಾರು ಮಚ್ಚೂರಿಗೆ 3 ಹೋಗ್ಬೇಕು. ಆ ಶಾಲೆ ಬಂದು ಅಂಗನವಾಡಿ ಕಟ್ಟಡಕ್ಕೆ ಅದು ಬಿಡ್ತಾ ಇಲ್ಲ. ಬಾತ್ರೂಮ್ ಬಂದಿದೆ ಅದನ್ನೂ ಬಿಡ್ತಾ ಇಲ್ಲ. ಒಂದು ಬೋರ್ ಬಂದಿದೆ, ಸರ್ಕಾರ ಎಲ್ಲ ಕೊಟ್ಟಿದೆ, ಇವ್ರು ಮಾಡಕ್ಕೆ ಫಾರೆಸ್ಟ್ನವ್ರು ಬಿಡ್ತಾ ಇಲ್ಲ. ಇಲ್ಲಿ ಎಲ್ಲ ಸೌಕರ್ಯನೂ ಇದೆ, ಬಿಡ್ತಾ ಇಲ್ಲ. ಜಮೀನು ಕೊಟ್ಟಾರೆ ಅವರೇ, 3 ಜಮೀನು ಕೊಟ್ಟಿದ್ದಾರೆ, ಅಂತರ್ ಕಟ್ಟ ಕೊಡ್ತಾ ಇಲ್ಲ. ಆ ಥರದ ಅವರಿಂದ ನಮ್ಗೆ ಹಿಂಸೆ. ಅಲ್ಲಿ ಏನೇ ಗೊತ್ತಾ, ಸಣ್ಣ ಪಾಂಡ ಸೌದ ಮಾತ್ರ ಕಾಡು ಹೋಗಿ ತಂದ್ಕೊಳಕ್ಕೆ ಅವಕಾಶ ಕೊಡ್ತಾರೆ, ಅದನ್ನ ತಂದ್ಕೊಳ್ಬೋದು. ಅದನ್ನೇನು ತೊಂದಿರಲ್ಲ ನಮ್ಗೆ, ಕೂಡಿ ಅದನ್ನ ಹಕ್ಕಿಲ್ಲ. ಈಗೇನು ಗ್ಯಾಸ್ ಕೊಟ್ಟಿದ್ದಾರೆ ಅಲ್ಲೇನು ತೊಂದಿರಲ್ಲ. ಅದು ಮತ್ತೆ ಒಂದು ರಸ್ತೆ ಬಂತಂದ್ರೆ ಆ ರಸ್ತೆ ಏನಾದ್ರು ಕೆಲಸ ಸರ್ಕಾರ ಕೆಲಸ ಕೊಟ್ಟಿದೆ. ಈಗ 25 ಬಿಟ್ಟಿದ್ದಾರೆ, 25 ಬಿಟ್ಟಿರೋದಲ್ಲಿ ಅವ್ರ ಕೆಲಸ ಶುರು ಮಾಡೋಕೆ ಬಂದಾರೆ, ಅವ್ರಿಗೆ ಬಿಡ್ತಾ ಇಲ್ಲ. ಈಗ ಅವರು ಹೋಗಿ ಡಿ ಸಿಂದ ಆರ್ಡ್ರ್ ತಗೊಂಬರೇ ಸರ್, ಈಗ ಅಷ್ಟೇ ಡಿ ಸಿ ಹತ್ರಕ್ಕೆ ಹೋದ್ರೆ ನಮ್ಗೆ ಆರ್ಡ್ರ್ ಕೊಡ್ತಾರ? ಅವ್ರು MLA ಆರ್ಡ್ರ್ ಕೊಡ್ತಾ ಇಲ್ಲ, ನಮ್ಗೆ ಕೊಟ್ಟಾರ? ಆ ಥರ ಸಂಸ್ಥೆ ಆಗಿ ಯಾವ ಕೆಲಸ ಬಂದರೂ ಫಾರೆಸ್ಟ್ ಲೈಕಿಗೆ ಒಂದು ಬಿಡ್ತಾ ಇಲ್ಲ. ಅವ್ರದ್ದೇ ದೊಡ್ಡ ಹಿಂಸೆ ಇರೋದಿಲ್ಲ ನಮ್ಗೆ. ಅವ್ರದ್ದೇ ಇಲ್ಲೊಂದಿಷ್ಟೊತ್ತಿಗೆ ಬಿಲ್ಡಿಂಗ್ ಗಿಲ್ಡಿಂಗ್ ಎಲ್ಲ ಕೆಲಸ ಎಲ್ಲ ಬೇಕಾದಷ್ಟೇ ಕೆಲಸ ಆಗಿರೋದು. ಈಗ ನಿನ್ನೆ ತಾನೇ ಒಂದು 6-7 ಕೋಟಿ ರೂಪಾಯಿ ಕೆಲಸನ ಬಿಟ್ಟಾರೆ ಬೈರಂಪೆಯಿಂದ, ಹೊಸೂರಿಂದ ಬೈರಂಪೆವರೆಗೂ. ಆ ಕೆಲಸನ ಈಗ ಅವರು ಈಗ ರಷ್ಟೀಯ ಮಾಡಿದ್ದಾರೆ. ಆ ಕೆಲಸ ಮಾಡೋಕ್ಕಾಗಲ್ಲ, ಪರ್ಮಿಷನ್ ತಗೊಂಬರಿ ಅಂತ. ಎಲ್ಲಿಂದ ಕೊಡ್ತಾರೆ ಸರ್ ಪರ್ಮಿಷನ್? ಯಾರು ಕೊಡ್ತಾರೆ? ಮಂತ್ರಿ ಹತ್ರ ಹೋದ್ದ, ಅಲ್ಲಿ MLA ಹತ್ರ ಹೋದ, MLA ಬಂದು ಉದ್ಘಾಟನೆ ಮಾಡಿ ಕೊಟ್ಟಿರೋದು. ಅಲ್ಲಿ DC ಬಂದಿದ್ದಾರೆ, ಎಲ್ಲ ಬಂದಾರೆ. ಅವ್ರು ಬಂದಿವರು ಕೆಲಸನ ಬರ್ತಿಲ್ಲ ತಡೆ ಹಿಡಿದಾರೆ ಅಂದರೆ ನಾವು ಇನ್ಯಾರು ಹತ್ರ ಹೋಗಿ ನಾವೇನು ವಿದ್ಯಾಭ್ಯಾಸ ಇಲ್ಲ. ಈಗ ನೀವು ಹೇಳಿದಾಗ ಏನು ಅಲ್ಲಿ ಓಡಾಡಿ ಸ್ವಲ್ಪ ತಿಳ್ಕೊಂಡು ನೀವು ಅಷ್ಟೇ ಅಲ್ಲ, ವಿದ್ಯಾಭ್ಯಾಸ ಒಂದೆಲ್ಲ ನಾವು ಇಲ್ಲಿ ಹೋಗೋ, ನೀವು ಹೋಗಿ ಬರಿ ಅಂತಂದರೆ. ಆ ಥರದ ಹಿಂಸೆ ಸರ್ ಭಾಳ ಹಿಂಸೆ. ಒಂದು ಗ್ರಾಮ ಪಂಚಾಯತ್ ಮನೆ ಬಂದರೆ ಮನೆ ಕಟ್ಟಾಗಿ ಬಿಡ್ತಾರೆ. ಈ ಪಾಯಿಗೆ ನೋಡಿ ಬೇಸ್ ಮಾಟ ಕಟ್ಟಿದ್ದಾರೆ, ಮನೆ ಕಟ್ಟಾಗಿ ಬಿಡ್ತಾ ಇಲ್ಲ.
4: 6 ಒಂದು ನನಗೆ ನೋಡಿ ಆ ಶೆಡ್ ನೋಡಿ ಎಲ್ಲ ಕಟ್ಟಿ ಮಾಡಿದ್ರು ಪಂಚಾಯತ್ ಏನು ಇದಿಲ್ಲ.
2: ಎಲ್ಲ ತೊಂದರೆ ಈ ಪಂಚಾಯತಿ ಬರೋದು.

0: ನೆಂಬರುಗಳೆಲ್ಲ ಅವ್ರವ್ರಿಗೆ ಸರಿ ನೆಂಬರುಗಳೇ. ಈ ಬಡವ್ರಿಗೆ ನೋಡ ಪಂಚಾಯತಿಯೇ ಇಲ್ಲ ಅವರು. ದೊಡ್ಡ ಸಾವುಕಾರ್ಗೆ ಅವ್ರು ಒಂದು ಮನೆ ಇದ್ದು ಏಳು ಮನೆ ಕೊಡ್ತಾರೆ, ಬಡವ್ರಿಗೆ ಹಂಗೆ ಅವನು ಅಲ್ಲೇ ಇದ್ದು ಮನೆಗೋಗಲಿ ಅಂತ ಮಾಡ್ತಾರೆ ಅಂತ ಇದೆ. ಇಲ್ಲಿಗಿಂಟ ಏನು ಇನ್ನೇನು ಮಾಡ್ತಾರೆ ಅಂತ ಗೊತ್ತಿಲ್ಲ. ಮುಖ್ಯ ರೋಡ್ಗಳಿಗೆ ಪಾಪ ಮಕ್ಕಳು ಹೋಗ್ಕೊಳಕ್ಕೆ ಇದೇ ಇಲ್ಲ ಅಂತವ್ರಿಗೆ ಪಂಚಾಯತಿಯಿಂದ ಮಾಡ್ತಾರ.
1: ಇವಾಗ ಅನಿಲ್ ಚಿಕ್ಕಮ್ಮದವರು ಬಂದ್ಬಿಟ್ಟು ಗುದ್ಲಿ ಪೂಜೆ ಮಾಡ್ಬಿಟ್ಟು ಇದು ಮಾಡ್ತಾಯಿದ್ರು. ಆದರೆ ಅವರು ಡಿಪಾರ್ಟ್ಮೆಂಟಲ್ಲಿ ಇರತಕ್ಕಂಥ ಅರಣ್ಯ ಮಂತ್ರಿಗಳು, ಅದಕ್ಕೋಸ್ಕರ ಅವರು ಮಾಡ್ತಾಯಿದ್ರು. ಏನು ಕಾರಣದಿಂದ ಅರಣ್ಯದವರು ಸ್ಟಾಪ್ ಮಾಡೋದಂತ ಏನು ನ್ಯೂಸ್ ಕೊಟ್ಟಿಲ್ಲ? ಕಾರಣ ಅಂತೇಳಿದ್ರೆ ಪಿ ಡಬ್ಲ್ಯೂ ರೋಡ್ ಅದು, ಅಲ್ಲಿಂದ ನಮ್ಮ ಬಾವಲಿಂದ ಬರುತ್ತೆ ಸುಮಾರು ನಮ್ಮ ಕಾಡೊಳಗೇನೆ ಹೋದ್ದು. ಎಷ್ಟು ಬೇಕಷ್ಟು ಜಮೀನು ಬಿಡಿಸ್ಕೊಳ್ಬೋದು. ಇವಾಗೆಲ್ಲ ನಮ್ಮ ತಾತನ ಕಾಲದಂತ ಆಗಿರೋಂಥ ರೋಡ್ಗಳದು, ಆವಾಗಿರೋಂಥ ಪಿ ಡಬ್ಲ್ಯೂ ಬಿಡಿ ಆ ರೋಡನ್ನೇ ನಿಲ್ಲಿಸಿದ್ದಾರೆ ಅಂತೇಳಿದ್ರೆ ಏನು ಕಾರಣಕ್ಕೆ ಅಂತ ಇವತ್ತು ಕೇಳಿಲ್ಲ. ಅದೇನೇ ಮೇಲ್ಗಡೆ ಇರೋಂಥ ಎನ್ ಎಚ್ ಓ ಅಂತ ಗೊತ್ತಿಲ್ಲ, ಪಿ ಡಬ್ಲ್ಯೂ ಡಿ ಅಂತ ಗೊತ್ತಿಲ್ಲ. ಅದು ಆ ರೋಡನ್ನೇ ತಾರ ಎಳ್ಕುವಾಗ ಅವರೇ ಮಾಡಿಸ್ಬಿಟ್ರಂಥದ್ದು. ತಾರ ಎಳ್ಕುವಾಗಲೂ ಕೂಡ ಬಂದೆ ಎಷ್ಟೋ ನಮ್ಮ ಜನಾಂಗ ಬೇಡ ಜನಾಂಗದವರು ರೂಲ್ಸ್ ಮಾಡಕ್ಕೆ ಕರೆದ್ರು ಕೂಡ ಅವ್ರು ಬಂದಿಲ್ಲ. ಲಾಸ್ಟ್ ಏನೋ ಒಂದು ಗಣರಾಜ್ಯೋತ್ಸವದ ಇಲ್ಲಿ ಕರ್ನಾಟಕದ ನಾವು ಗಣರಾಜ್ಯೋತ್ಸವಕ್ಕೆ ಮಾತ್ರ ಬಂದಿದ್ರು, ಅವ್ರ ಮಿಸ್ಸಸ್ನ ಕಳಿಸಿದ್ರು, ಆದರೂ ಅವ್ರು ಬರ್ಲಿಲ್ಲ.
2: ಸರ್, ಪ್ರಸ್ತುತ ತಮ್ಮ ಗ್ರಾಮದಲ್ಲಿ ಮೂಲಭೂತ ಸೌಕರ್ಯಗಳು ಯಾವ ರೀತಿಯಾಗಿದೆ, ಅವುಗಳ ಒಂದು ನಿರ್ವಹಣೆ ಯಾವ ರೀತಿಯಾಗಿ ಆಗ್ತಾ ಇದೆ ಪ್ರಸ್ತುತ ದಿನಗಳಲ್ಲಿ, ಅದ್ರ ಬಗ್ಗೆ ತಿಳಿಸೋದಾದ್ರೆ?
1: ಬೀದಿ ದೀಪಗಳೇನು ಅಷ್ಟು ತೊಂದರೆ ಆಗಿಲ್ಲ, ಯಾಕಂತೇಳಿದ್ರೆ ಒಂದೆರಡು ಲೈನ್ ಹೋಯ್ತು, ಅವ್ರ ಲೈನ್ ಮೇನ್ ಅವ್ರು ಬಂದಿಲ್ಲ. ನೆನ್ನೆನೋ ಫೋನ್ ಮಾಡಿದ್ದು ಜಯ ಅವ್ರಿಗೆ ನಾಳೆ ಕಳಿಸ್ತೀನಿ ಅಂತ ಹೇಳಿದ್ರು. ಅದು ಬಿಟ್ಮೇಲೆ ಬೀದಿ ದೀಪಗಳಿಗೆ ಏನು ತೊಂದರೆ ಕೊಟ್ಟಿಲ್ಲ ಪಂಚಾಯತಿಂದ. ಇವಾಗ ಯಾರೇ ಅಧ್ಯಕ್ಷರಾದರೂ ಪರವಾಗಿಲ್ಲ, ನಮ್ಮ ಅಧ್ಯಕ್ಷರಾಗಿರ್ಬೋದು ಅಥವಾ ಎಲ್ಲ ವಿರೋಧ ಪಕ್ಷಗಳಾಗಿರ್ಬೋದು, ಹೆಂಗೆ ಅದು ಬೀದಿ ದೀಪಗಳಲ್ಲಿ ಇದಾಗಿಲ್ಲ, ಅನಾನುಕೂಲ ಅಂತ ಆಗಿಲ್ಲ. ಆದರೆ ರೋಡು ರಸ್ತೆಗಳಲ್ಲಿ ಮೋಸಗಳಾಗಿದೆ. ಇದೇ ನಮ್ಮ ಅನಿಲ್ ಚಿಕ್ಕಮ್ಮದವರು ನಮ್ಮ ಇಲ್ಲೇನೆ ಒಂದು ಕಡೆ ನಾನು ತೋರಿಸ್ಬೇಕಾಗುತ್ತೆ, ಅಲ್ಲೇ ಗುದ್ಲಿ ಪೂಜೆ ಮಾಡ್ಬಿಟ್ಟು ಇದೇ ಕಾಂಕ್ರೀಟ್ ರೋಡ್ನ ಅವ್ರು ಚೇಂಜ್ ಮಾಡಿಬಿಟ್ರು. ಅವರೇ ಸ್ವಯ ಮಾಡಿದ್ದು, ಇವರೇ ಮತ್ತೆ ಗುದ್ಲಿ ಪೂಜೆಗೆ ಇದು ಮಾಡಿದ್ರು, ತಗೊಂಡು ಆ ರೋಡನ್ನೇ ಚೇಂಜ್ ಮಾಡಿದ್ರು. ನಂತರ ನಮ್ಮ ಯಡಿಯೂರವರು ಮಹಾರಾಜರವರು ಕೂಡ ಬಂದಿದ್ರು, ಅವ್ರು ಕೂಡ ಎಲ್ಲರೂ ಮಾಡಿಸ್ಕೊಡ್ತೀವಿ ಅಂತ. ಅವ್ರದ್ದಲ್ಲಿ ಆಯ್ತಂತ ಗೊತ್ತಿಲ್ಲ, ಆದರೆ ಅನಿಲ್ ಚಿಕ್ಕಮ್ಮದವರವರು ಅವರು ಕೂಡ ನಾನೇ ಮಾಡ್ತೀನಿ ಅಂತ ಹೇಳಿದ್ದಾರೆ. ಆಗುತ್ತಾ ಏನಂತ ನಮ್ಗೆ ಗೊತ್ತಿಲ್ಲ. ಇವತ್ತು ಕೂಡ ನಾವು ಹಳೆ ವನವಾಸಿ ಥರ ಇರ್ತೀವಿ ಅಂತ ನನ್ನ ನಂಬಿಕೆ. ಡ್ರೈನೇಜ್ಗಳಲ್ಲಿ ಹೇಳ್ಬೇಕಂತಂದರೆ ಈ ಜೆ ಸಿ ಬಿಗಳಲ್ಲಿ ಮಾಡ್ತಾರಲ್ಲ, ಅದು ನನ್ನ ಮಾನಸಿಕತೆಗೆ ಹೇಳ್ತೀನಿ ನಾನು, ಅದು ಸರಿಪಡಲ್ಲ. ನಾನು ಎಷ್ಟೋ ಡ್ರೈನಿಂಗ್ ಇಲ್ಲಿ ನಾನು ಇವಾಗಲ್ಲ, ಒಂದು 2015 ಎಲ್ಲಿ ಮಾಡುತ್ತೆ ಅಲ್ಲಿ ನಾನು ತೊಂದರೆ ಕೊಟ್ಟೆ ಅವ್ರಿಗೆ, ಮಾಡೋರಿಗೆ ನಾನೇ ಅನುಕೂಲಕ್ಕೆ ಹೇಳ್ತೀನಿ, ನಿಲ್ಸ್ಕೊಂಡೇ ಬಂದಿದ್ದೀನಿ. ಕಾರಣ ಅಂತೇಳಿದ್ರೆ ಮಾಡಿದ್ರೆ ಒಳ್ಳೆ ಥರ ಮಾಡಬೇಕು. ಇವ್ರು ಮಾಡ್ತಾ ಇಲ್ಲ, ಸುಮ್ಮನೆ ಜೆ ಸಿ ಬಿ ತಗೊಂಡ್ಬಿಡೋದು, ಒಂದು ತೋಡ್ ಬಿಡೋದು, ಅದು ಒಳ್ಳೆ ತಂದ ಅದಲ್ಲ. ಒಂದು ಜಮೀನಿಗೆ ನೀರು ಹೋಗ್ಬೇಕು, ಇಲ್ಲಿಂದ ತಗೊಂಡು ಜಮೀನಿಗೆ ನೀರು ಬಿಟ್ಬಿಡೋದಲ್ಲ ಮೇನು, ಅದನ್ನು ಹೆಂಗೆ ಒಳಗೆ ಬಿಡಬೇಕು? ಅಥವಾ ಒಂದು ಕೆರೆ ಕಟ್ಟೆ ಇರಬೇಕು, ಕೆರೆ ಕಟ್ಟೆಗೆ ಬಿಡ್ತಾ ಇಲ್ಲ ಅವರು. ನಾನು ರೂಲ್ಸ್ ಬರ್ಕರ್ ಕೇಳಿಲ್ಲ, ಅದೊಂದೇ ನಂದು ಮಾಹಿತಿ ಹೇಳ್ಬೇಕಂತಾರೆ. ರೂಲ್ಸಲ್ಲಿ ಬರಬೇಕಾದ್ರೆ ಇವರು ಹಂಗೆ ರೂಲ್ಸ್ ಕೇಳ್ತಾ ಇಲ್ಲ. ಏನಾದ್ರು ಕೆಲಸ ಮಾಡಿಸ್ತಾ ಇದ್ದಾರೆ, ಚರಂಡಿ ಕೆಲಸ ಏನು ಮಾಡ್ತಾ ಇದ್ದಾರೆ, ಊರಲ್ಲಿ ಒಳಗಡೆ ಹೋಗಿ ನೋಡ್ಬೋದು, ಮಣ್ಣು ತುಂಬ್ಕೊಂಡ್ಬಿಡ್ತೇನೆ ಅತ್ತಾಗೆ ಸುಖ ಅಲ್ಲಿಗೆ ಹೋಗ್ತಾರೆ. ಅವರು ಏನು ಇದೈತೆ ಚರ್ಚೆಟ್ಲೆ ಅಮೌಂಟ್ ಹಾಕ್ಸ್ಕೋತಾರೆ ಮಾಡ್ತಾರೆ ಹೋಯ್ತಾರೆ, ಮಣ್ಣು ಅಂತ ಏನು ತಯಿಸಲ್ಲ ಅವರು, ಹಂಗೇನೆ ಅವರಿದ್ದಾರೆ.
0: ನೀರು ಹೋಗೋಗೆ ಇಲ್ಲ, ಹಂಗೆ ಇಲ್ಲಿ ಕಾಡು ಮಳೆ ಹೊಡೆದು ಈಗ ನೋಡಿ ಮಳೆ ಇಲ್ಲ, ಅರ್ಧಕ್ಕೆ ಅರ್ಧಕ್ಕೆ ಮಾಡಿ ಬಿಟ್ಟಾರೆ. ಒಂದು ಮಳೆ ಹೊಡೆದಿದ್ರೆ ಆ ನೀರಿಗಲ್ಲೇ ಅಲ್ಲಿಯೇ ಒಳಗಡೆ ಹೋಗೋದೇ ಇಲ್ಲ. ಈಗ ನೋಡಿ ಊರು ಮುಂದಾರ ಚಾನಲ್ಲು, ಊರು ಮುಂದಾರ ಚಾನಲ್ಲು ಇಷ್ಟು ವರ್ಷ ಪಂಚಾಯತಿಲ್ಲ ತೋರ್ತಿದ್ರು, ಕಾಡು ನೀರು ಬಂದರೆ ಮನೆಗೆ ಉಕ್ತದ ನೋಡಿ, ಮುಂದುಗಡೆ ಎಲ್ಲ ಇದೇ ಮಾಡಿ ಕಾಡು ಕಟ್ಟಿ ಎಲ್ಲ ಕೂತಿರೋದೆ. ಅವ್ರು ಯಾರಿಗೂ ನಮ್ಮ ಊರವ್ರು ಮಾಡೋದಲ್ಲ, ಪಂಚಾಯತ್ ಇವರೇ ಮಾಡಬೇಕು.
2: ಸರ್, ತಮ್ಮ ಒಂದು ಗ್ರಾಮದಲ್ಲಿ ನೈರ್ಮಲ್ಯ ನಿರ್ವಹಣಾ ವ್ಯವಸ್ಥೆ ಹೇಗಿದೆ, ಜೊತೆಗೆ ಕಸ ವಿಲೇವಾರಿ ನಿರ್ವಹಣಾ ವ್ಯವಸ್ಥೆ ಯಾವ ರೀತಿಯಾಗಿ ನಡೀತಾ ಇದೆ, ಅದರ ಬಗ್ಗೆ ತಿಳಿಸೋದಾದರೆ?
1: ನಮ್ಮೂರಲ್ಲಿ ಸ್ವತಃ ಏನು ಇದಿರುತ್ತೆ ನಮ್ಮಲ್ಲಿ ಸಿಕ್ಕಂಥದ್ದು, ಅದು ಅವ್ರವ್ರ ಜಮೀನಲ್ಲಿ ಹಾಕ್ಕೊಳ್ತಾರೆ. ಅದು ಬಿಟ್ಟು ಪಂಚಾಯತಿನ ಏನು ಬಂದು ತಗೊಂಡೋಯ್ತಾ ಇಲ್ಲ. ಪಂಚಾಯತಿಲಿ ಬಾಕ್ಸ್ ಕೊಡಬೇಕಂತ ನೇಮಿತ ಕಳಿಸಾರೆ, ಈ ಗಾಡಿ ಕೂಡ ಮಾಡಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವ್ರದ್ದು, ಅದು ಕೂಡ ನಮ್ಮೂರು ಬಂದಿಲ್ಲ. ಮತ್ತು ನೀರಾವರಿಗೇ ಇದೇ ಪೈಪ್ ಕೊಟ್ಟಿದ್ದು ಕೂಡ ಪೈಪ್ ಕೂಡ ಬಂದಿಲ್ಲ. ಅದು ವಿಚಾರದಲ್ಲಿ ಮಳೆಯಕ್ಕಾದರೆ ನಮ್ಮ ವಾಟರ್ ಮ್ಯಾನ್ ಅವ್ರಿಗೆ ಕೇಳಬೇಕು ಅದು ಏನಾಯಿತು ಅಂತ. ಅದು ಪಂಚಾಯತಿ ಅಧ್ಯಕ್ಷರು ಕೆಲ ಮಾಡ್ತಾರೆ ಅಂತ ಹೇಳಿದ್ರೆ ಕಳಿಸರಿ, ಸರಿ ಆಗಲಿಲ್ಲ. ಮತ್ತೆ ಏನಾಯ್ತು ಅಂತ ಗೊತ್ತಿಲ್ಲ. ಮತ್ತೆ ಇಂಜಿನಿಯರ್ ಬಂದೊಂದು ಸರಿ ಈ ಸರಿ ಮಾಡಿಸ್ಕೊಡ್ತೀವಿ ಅಂತ ಹೇಳಿದ್ರು,

0: ಅವ್ ಮಾಡಿದಾಗ ಅವರು ಹಂಗೇನೆ ಆಗಿಲ್ಲ. ಸ್ವತಃ ನಮ್ಮ ಇಲ್ಲಿ ಎಷ್ಟೋ ಜನ ಇರ್ಬೇಕಾದ್ರೆ ಸ್ವತಃ ಕಾಸು ಹಾಕೊಂಡು ಏನು ನಮ್ಮ ಹಳೆ ಇದು ಇತ್ತಲ್ಲ ನೀರಾವರಿ ಕುಡಿಯೋ ನೀರಲ್ಲಿ ಕುಡಿ ನೀರಲ್ಲಿ ನಾವೇ ಮನೆ ಮನೆಗೆ ಅಳಿಸ್ಕೊಂಡಿರೋಂಥದ್ದು. ಕಳೆದು ಒಂದು ಇದರಲ್ಲಿ ಪುರುಷೋತ್ತಮರು ಒಂದು ಮಾತು ಹೇಳಿದರು, ನಾನೇ ಅಳಿಸ್ಕೊಟ್ಟಿದ್ದು ಅಂತ. ಆ ವಿಷಯ ಅದು ನಾವೇ ಸ್ವತಃ ಅಮೌಂಟ್ ಹಾಕೊಂಡು ಅಳಿಸ್ಕೊಂಡಿರೋಂಥದ್ದು ಪ್ರತಿಯೊಬ್ಬರೂ ಕೂಡ.
1: ಸರ್, ಗ್ರಾಮದಲ್ಲಿ ಸಾರ್ವಜನಿಕರಿಗೆ ಲಭ್ಯವಿರುವ ಶಿಕ್ಷಣ ಆಗಿರ್ಬೋದು, ಆರೋಗ್ಯ ಆಗಿರ್ಬೋದು, ಹಾಗೂ ಸಾರಿಗೆ ವ್ಯವಸ್ಥೆ ಆಗಿರ್ಬೋದು, ಅದರ ಒಂದು ಮಾಹಿತಿಯನ್ನು ತಿಳಿಸೋದಾದರೆ.
0: ಸರ್, ಗ್ರಾಮದಲ್ಲಿ ಶಿಕ್ಷಣ ಅಂತ ಹೇಳಿದ್ರೆ ತೊಂದರೆ ಐತೆ ಮಕ್ಕಳಿಗೆ. ಇವಾಗ ನಮ್ಮ ಊರಲ್ಲಿ ಶಾಲೆ ಇಲ್ದಕ್ಕಂಥ ಕಾರಣದಿಂದ ಮಚ್ಚೂರಿಗೆ ಹೋಗ್ಬೇಕು. ಮಚ್ಚೂರಲ್ಲಿ ಹೋದರೆ ಒಂದು 5ನೇ ತರಗತಿ ಓದ್ತವೆ, 8ನೇ ತರಗತಿ. ಯಾಕೆ ಇಲ್ಲಿಂದ ಹೋಗ್ಬೇಕು ಅಂದ್ಬಿಟ್ಟು ನಾವು ಬೇರೆ ಬೇರೆ ಕಡೆಲ್ಲ ಸೇರ್ಸೋಕಾಗ್ಬಿಟ್ಟು ನಮ್ಮ ಮಕ್ಕಳು ನಾವು ಸ್ವಯಂ ಹಿಂಸೆಯಿಂದ ಹೊರಗಡೆನೆ ಬಿಡ್ತಾರೋದು. ಇಲ್ಲೇನು ತೊಂದರೆಯಿಂದ ಬಿಟ್ಟಿತಾ ಇಲ್ಲ ಊಟ ತಿಂಡಿ ಅಂತೆಲ್ಲ, ಶಿಕ್ಷಣದಲ್ಲಿ ನಮ್ಗೆ ಯಾಕೆಂದ್ರೆ ತೊಂದರೆ ಅಂತ ಹೇಳಿದ್ರೆ ಇಲ್ಲಿಂದ ಮಚ್ಚೂರಿಗೆ ಹೋಗ್ಬೇಕು. ಬಟ್ ಮತ್ತೆ ಅಂಗನವಾಡಿ ಕಲಿಸ್ಬೇಕಾದ್ರೆ ಮಚ್ಚೂರಿಗೆ ಹೋಗ್ಬೇಕು. ಫಸ್ಟ್ನು ನಮ್ಮಲ್ಲಿ ಒಂದು ಇದು ಅಂಗನವಾಡಿ ಕಟ್ಟಬೇಕು ಅಂತ ಹೇಳಿದ್ರು ಜಮೀನು ಇರಲಿಲ್ಲ, ಮತ್ತೆ ಸಾಲೆ ಕಟ್ಟಬೇಕು ಜಮೀನು ಇರಲಿಲ್ಲ. ಮ್ಯಾಕ್ಸಿಮಮ್ ಒಂದು 86-87 ಸ್ವಲ್ಪ ಜಮೀನಲ್ಲಿ ಇಸಿದ್ರು. ಆ ಜಮೀನು ಕೂಡ ಹಾಗೆ ಕೇಳಿ ಕೇಳಿ ಗಣಪತಿ ಮನೆಗೆ ಪೂಜೆ ಮಾಡ್ಕೊಂಡು ಬರ್ತಾ ಇದ್ರು. ಅದರಲ್ಲೇ ಶಾಲೆ ಸ್ಟಾರ್ಟಿಂಗ್ ಆಯಿತು. ಆ ಶಾಲೆ ಸ್ಟಾರ್ಟಿಂಗ್ ಆದಾಗ ನಂತರ ಶಾಲೆನೇ ಪ್ರಾರಂಭ ಆಗಿತ್ತು. ಒಬ್ಬರು ಟೀಚರ್ ಕೊಟ್ಟಿದ್ರು ನಮ್ಗಳವ್ರಿಗೆ, ಕೊಟ್ಟ ತಕ್ಷಣ ಅದೇ ಪಾಠ ಮತ್ತೆ ಚೆನ್ನಾಗಿ ನಡೀತಾ ಇತ್ತು. ಒಳ್ಳೆ ವಿದ್ಯಂತರ ಹುಡುಗರಾಗಿದ್ದು. ನಂತರ ಅದನ್ನೇ ಜಮೀನು ಇಲ್ಲದೆ ಕಾರಣಕ್ಕೆ ಮಾಲೀಕರು ಕಿತ್ಕೊಂಬಿಟ್ರು. ಕಿತ್ತಾಗ ಮತ್ತೆ ಅದೇ ಸಾಧನ ಆ ಕಡೆ ಈ ಕಡೆ ನಮ್ಮೂರಲ್ಲಿ ಕೊಟ್ಬಿಟ್ಟು ಮತ್ತೆ ಇವತ್ತು ಕೂಡ ಬಂದಿದೆ ಜಮೀನು ಕೊಟ್ಟಿದೆ. ಯಾಕಂತ ಹೇಳಿದ್ರೆ 2012 ಏನೋ ಜಮೀನು ಕೊಟ್ಟಿದ್ರು. ಆ ಕೊಟ್ಟಿದ್ದ ದಾಖಲೆ ಕೂಡ ನಮ್ಮ ಹತ್ರ ಅರ್ಧ ಐತೆ, ಎ ಪೇಪರ್ ಮತ್ತೆ ಬಿ ಪೇಪರು ಕೊಡ್ತೀವಿ ಕೊಡ್ತೀವಿ ಅಂದ್ಬಿಟ್ಟು ಇಲ್ಲಿವರೆಗೂ ಕೊಟ್ಟಿಲ್ಲ. ಅದರಲ್ಲಿ ಕೂಡ ಇನ್ನೊಬ್ಬರಿಗೆ ಯಾರು ಬೇಕೋ ಅದರಲ್ಲಿ ಪಾರ್ಟಿಸಿಪೇಟ್ ಜಮೀನು ಕೊಟ್ಟಿದ್ದಾರೆ. ಆ ಹಕ್ಕಿ ಮತ್ತೆ ಕೊಟ್ಟಿದ್ದಾರೆ ಅವರು, ಅದು ಏನು ಹಕ್ಕಿ ಅಂತ ಕೊಟ್ಟಿದ್ದಾರೆ. ಸೇಮ್ ಟು ಒಂದು ಶಾಲೆ ಕಟ್ಕೊಳ್ಳೋಕೆ ಅವ್ರು ಜಮೀನು ಕೊಟ್ಟಿಲ್ಲ, ಇನ್ನೊಬ್ರು ಕೊಟ್ಟಿದ್ದಾರೆ. ಏನಕ್ಕೆ ಕೊಟ್ಟಿದೆ ಅಂತ ಹೇಳಿದ್ರೆ ಹೇಳ್ತಾ ಇಲ್ಲ. ಅದು ಸ್ಕೆಚ್ ಕುಡಿ ಆಗಿದೆ. ಅದೇ ನಮ್ಮ ಶಾಲೆ ಮತ್ತೆ ಒಂದು ಅಂಗನವಾಡಿ ಲಾಸ್ಟ್ ಅಂಗನವಾಡಿ ಕಟ್ಕೊಳ್ಬೇಕಂತ ಕಳೆದ ಸರಿ ನಾವು 2023 ಸೆಡ್ ಹಾಕಿದ ಒಂದು ಗಣಪತಿ ದೇವಸ್ಥಾನ ಕಟ್ಬಿಟ್ಟು ಅದೇ ಅಂಗನವಾಡಿ ಬಿಟ್ಕೊಂಬಿಡೋ ಅಂತ. ಅದಕ್ಕೆ ನಾವು RF ಹತ್ರ ಕೂಡ ಹೋಗ್ಬಿಟ್ಟು ಲಾಸ್ಟ್ ಕಾಲ್ ಕಟ್ಟಿದ್ದೀವಿ. ಆ ಡಿಪಾರ್ಟ್ಮೆಂಟಲ್ಲಿ ಏನಾಯ್ತು ಅಂತಂದ್ರೆ ಅವರು ನಾವು ಇಲ್ಲಿ ಊರಲ್ಲಿ ಕೂಡ ನಾವು ಹೋಗಿ ಕೇಳ್ದೋ ಆಗಲಿಲ್ಲ. ಅದಕ್ಕೆ ಬೇಡ ಶಾಲೆ ಮಕ್ಕಳ ಬಗ್ಗೆ ಇನ್ನೂ ಏನು ಮಾಡಬೇಕು ಅಂತ ಇನ್ನೂ ಅಂತಿಮ ತೀರ್ಮಾನ ಆಗಿಲ್ಲ ಇಲ್ಲಿ. ಅದಕ್ಕೆ ಎಲ್ಲ ಹೊರಗಡೆ ಕಳಿಸ್ತಾ ಇದ್ದೀವಿ. ಈಗ ಮಚ್ಚೂರಲ್ಲಿ ಬಂದು ಕರೀತಾರೆ ಸರ್ಗಳು, ನಾವು ಎಷ್ಟು ಯಾರನ್ನು ಕಳಿಸ್ಬೇಕು ಆಗದಿದ್ದವರು ಅವ್ರು ಕಳಿಸ್ತಾ ಇದ್ದಾರೆ, ಒಬ್ಬೊಬ್ರು ಒಂದೆಲ್ಲ ಹೊರಗಡೆ ಹೋಗ್ತಾರೆ. ಊರಲ್ಲಿ ಮ್ಯಾಕ್ಸಿಮಮ್ 100% 75% ಎಲ್ಲನೇ ಹೊರಗಡೆ ಹೋಗ್ತಾರೆ. ಇದೇ ಹೊಸೂರಲ್ಲಿ ನಾವು ಕಳಿಸ್ತಾ ಇದ್ದೀವಿ ಎಲ್ಲ ಮಕ್ಕಳು, ಅದೇ ಮಕ್ಕಳು ಇಲ್ಲಿ ಓದ್ಬೋದಿತ್ತಲ್ಲ ಸಂಸ್ಥೆ ಕಡೆಯಿಂದ ಗಾಡಿ ಕೂಡಿ ಕಳಿಸ್ಕೊಡ್ತಾ ಇದಾರೆ. ಅದೇ ನಮ್ಮೂರಂದು ಶಾಲೆ ಇದ್ರೆ ಮಕ್ಕಳೆಲ್ಲ ಹೋಗ್ಬೇಕಾಯ್ತಾ ಅಥವಾ ಭೀಮಡ್ಕೇರಿನ ಹೋಗ್ಬೇಕಾಯ್ತಾ? ಒಂದು 7th standard ಇಲ್ಲಿ ಇದ್ರೆ ನಮ್ಮೂರಲ್ಲಿ ಒಂದು ಉನ್ನತಮ ಕೆಲಸ ನಡೆಯುತ್ತೆ. ತಂದೆ ತಾಯಿಗಳಿಗೂ ಇದು ಬೇಜಾರಿರಲ್ಲ, ಯಾಕಂದ್ರೆ ಮಕ್ಕಳು ಬರ್ತಾರೆ ಹೋಯ್ತಾರೆ ಆಗಾಗುತ್ತೆ. ಆ ಕಾರಣದಿಂದ ಶಿಕ್ಷಣದಿಂದಲೇ ತುಂಬಾ ತೊಂದರೆ ಅದು ಗೋಳೂರಲ್ಲಿ ಪಕ್ಕ ಇದೆ. ಅದು ಅದೇ ಅಲ್ಲದೆ ಅಂಗನವಾಡಿ ಮೇನ್ ಅಂಗನವಾಡಿ ಬುಡಮಟ್ಟ ಅಂತ ಹೇಳಿದ್ರೆ ನಮ್ಮಲ್ಲಿ ಅಂಗನವಾಡಿ ಇಲ್ಲ, ಇಬ್ಬರೇ ಅಲ್ಲ ಒಬ್ಬರೇ ತಗೊಳ್ತಾ ಇರೋದು. ಮಚ್ಚೂರು ತಗೋತಾರೆ ಅವರು ಮತ್ತೆ ಗೋಳೂರು ತಗೋತಾರೆ. ಗೋಳೂರು ಅಂಗನವಾಡಿ ಅಂತ ಹೇಳಿದ್ರೆ ಏನ್ ಹೇಳ್ತಾರೆ, ಅಲ್ಲೇ ಐತೆ ಗೋಳೂರು ಸ್ಕೂಲ್ ಅಲ್ಲಿ ಅಲ್ಲೇ ಐತೆ. ಅಲ್ಲಿ ಹೋದಾಗ ಇದು ಮಾತ್ರ ರಿಸಲ್ಟ್ ಮಾತ್ರ ಇರೋದು, 2 ಫೈಲ್ಗಳು ಮಾತ್ರ ಅಲ್ಲಿ ಬಿದ್ದಿರುತ್ತೆ. ಟೀಚರ್ಗಳು ಇರಲ್ಲ ಸ್ಕೂಲ್ಗೆ ಹೋದ್ರೆ. ನಮ್ಮ ಸ್ಥಳೀಕರಿಗೆ 75% ಏನು ನೇಮ್ ಐತೆ ಅದು ಕೊಡ್ಲೇಬೇಕು. ಸ್ಥಳೀಕರು ಒಬ್ಬ ಟೀಚರ್ ಹಾಕಿದಕ್ಕೆ ಇವತ್ತು ಏನ್ ಪ್ರತಿನಿಧಿಗಳು ಕೇಳ್ತಾರ ಅದಕ್ಕೆ ಕೊಡ್ತಾ ಇದೆ. ಮೇನ್ ಸ್ಥಳೀಕರು ಕೊಡ್ಲೇಬೇಕಲ್ಲ ಒಂದು ಟೀಚರು, ಅದು ಕೊಡ್ತಾ ಇಲ್ಲ. ಆರೋಗ್ಯ ವ್ಯವಸ್ಥೆಯಲ್ಲಿ ಅಂತ ಹೇಳಿದ್ರೆ ನಮ್ಮಲ್ಲಿ ಇವಾಗ ಎಲ್ಲರೂ ಬರ್ತಾ ಇದ್ರೆ ಪರವಾಗಿಲ್ಲ, ಒಂದೊಂದು ಇದು ಮಾಡ್ತಾರೆ. ಆದರೆ ಒಂದು ಡಾಕ್ಟರ್ಗಳನ್ನ ನಮ್ಮ ಇಲ್ಲಿ ಸಹಾಯ ಮಾಡಬೇಕು. ರಾತ್ರಿ ಹೊತ್ತಲ್ಲಿ ಏನಾದ್ರು ಪ್ರಾಬ್ಲಮ್ ಆದರೆ ಕಷ್ಟ ಆಗುತ್ತೆ, ತಿರ್ಗಾ ಕೇಳಕ್ಕೆ ನಾವು ಹೋಗ್ಬೇಕು. ಒಳ್ಳೆ ಸರ್ಜನ್ ಒಂದು ಹಾಕ್ಕೊಟ್ಟ ನಮ್ಮಲ್ಲಿ ಒಳ್ಳೆಯದು. ಸಾರಿಗೆಯಲ್ಲಿ ಬಸ್ಸಲ್ಲಿ ಅಂತ ಹೇಳಿದ್ರೆ ಅದು ಏನು ಸಿದ್ದರಾಮಯ್ಯ ಅವರ
2: ಒಳ್ಳಿಗೆ ಬರ್ಬೇಕಾದ್ರೆ ಅಷ್ಟೇ ಸರಿಲ್ಲ, ರಸ್ತೆ ಇದ್ರೆ ಅವರು ಬರ್ಬೋದು. ಗುಂಡ್ರೆಗಿಂಟ ಹೋದ್ ಗುಂಡ್ರೆಯಿಂದ 7 ಕಿಲೋಮೀಟರ್ ಇದೆ ರಸ್ತೆಗೆ. ಇಲ್ಲಿ ಬರ್ಬೇಕಾರೆ ಶಾಲೆ ಮಕ್ಕಳು ಬರ್ಬೇಕಾದ್ರೆ ತುಂಬಾ ಆಟ ಗಿಟ ಮಾಡ್ಕೊಂಡು ಹೋಯ್ತಾರೆ. ಅದು

0: ರಸ್ತೆಗಳು ಏನಿಲ್ಲ, ಅದು ಅರ್ಜಿ ಹಾಕ್ಬೇಕಾದ್ರೂ ಅದ್ರಲ್ಲಿ ನಮ್ದು ಗ್ರಾಮದಲ್ಲಿ ಇದ್ದಿದೆ ರಸ್ತೆ ಇದ್ದಿದ್ರೆ ಬರ್ತಾರ, ರಸ್ತೆ ಇಲ್ಲ ಅದರಿಂದ ನಾವು ಅದನ್ನ ಬಗ್ಗೆ ಹೇಳಕ್ ಸಾಧ್ಯವಿಲ್ಲ. ಇನ್ನೊಂದ್ ಸಾರಿ ಎರಡನೇದಾಗಿದ್ದಾರೆ, ಹಾಸ್ಪಿಟಲ್ ದೊಡ್ಡ ಹಾಸ್ಪಿಟಲ್ ಕೊಟ್ಟಿದ್ದಾರೆ ಅಲ್ಲಿ ಡಿ ಬಿ ಕೋಪೆಯಲ್ಲಿ, ಆದ್ರೆ ಡಾಕ್ಟರ್ಗಳಿಲ್ಲ, ಡಾಕ್ಟರ್ಗಳು ಸಿಸ್ಟರ್ಗಳಿಲ್ಲ. ತುಂಬೆ ಅಂಶ ಎಷ್ಟು ಟೈಮ್ ಆದ್ರೆ ನಾವು ಗಾಡಿ ಮಾಡ್ಕೊಂಡು ಕೋಟೆಗೆ ಹೋಗ್ಬೇಕು, ಮೈಸೂರು ಹೋಗ್ಬೇಕು, ಇಷ್ಟು ದೊಡ್ಡ ಹಾಸ್ಪಿಟಲ್ ಊಟ ಅಷ್ಟು ದೂರ ಹೋಗ್ಬೇಕಾದ ಅವಶ್ಯ ಏನದೆ, ಏನು ಇಲ್ಲ, ಮಾಡಿ ಮಡಗೋರು ಅಷ್ಟೇ. ಆಂಬುಲೆನ್ಸ್ ಕೊಟ್ಟಾರೆ, ಆಂಬುಲೆನ್ಸ್ ಇದೆ, ಎಲ್ಲಾನು ಇದೆ, ಡಾಕ್ಟರ್ಗಳಿಲ್ಲ ಸಿಸ್ಟರ್ಗಳಿಲ್ಲ. ಯಾರು ಇರ್ತಾರೆ ಹೋದ್ರೆ ಏನಾದ್ರು ಗೊತ್ತಾ ಮಾತ್ರ ಕೊಟ್ಕೊಳ್ತಾರೆ ಅಷ್ಟೇ, ಅಷ್ಟು ಬಿಟ್ಮೇಲೆ ಏನೂ ಇಲ್ಲ ಎಷ್ಟು. ಅದರಿಂದ ದೊಡ್ಡ ತುಂಬ ಹಿಂಸೆ ಸರ್ ಇಲ್ಲಿ, ಅದ್ಬಿಟ್ಟು ಗೋಡೆ ಸರ್ ಶಾಲೆ ಆಗ್ಲೇಬೇಕು ಸರ್, ದಯವಿಟ್ಟು ನೀವು ಸ್ವಲ್ಪ ಇದು ಮಾಡಿ, ಶಾಲೆ ಆಗ್ಲೇಬೇಕು, ಶಾಲೆ ಕಟ್ಟೋಟಿಗೆ ಎಲ್ಲ ಈ ಮೂರು ಸತಿ ಸ್ಯಾಂಕ್ಷನ್ ಆಗಿದೆ, ಆದರೂ ಇಲ್ಲಿ ಫಾರೆಸ್ಟ್ ಲಾಯ್ಕರು ಬಿಡ್ತಾ ಇಲ್ಲ, ಏನೇ ಕೆಲಸ ಬಂದರೂ ಬಿಡ್ತಾ ಇಲ್ಲ.
1: ಸುಬ್ರಹ್ಮಣ್ಯ ಸರ್ ಇರುವಾಗಲೇ ಅಲ್ಲೇ ಅದೇ ಜಾಗದಲ್ಲಿ ಇದು ಮಾಡ್ಕೊಟ್ಟಿರ್ಕಂಥದ್ದು, ಟ್ರೆಂಚ್ ಬರೋಕ್ಕಿಂತ ಮುಂಚೆನೆ ಆ ಜಮೀನು ನಮ್ಗೆಂತ ಕೊಟ್ಟಿದ್ದು ಅವ್ರಿಗೆ. ಇವಾಗ ಅವರೇ ಅಪ್ಡೇಟ್, ನಾನು ಆವಾಗಲೇ ಹೇಳಿದ್ರು ಒಂದ್ಸರಿ ಅಪ್ಡೇಟ್, ಇನ್ನೊಬ್ರು ಸೆಲೆಕ್ಷನ್ ಆಗಿದೆ. ಅದಂಗೆ ಮಾಡಿದ್ರು ಅದೇ ಸ್ಕೂಲ್ ಬಂದಾಗ ಸೆಲೆಕ್ಷನ್ಗಾಗಿ ಬಿಲ್ಡಿಂಗ್ ಕಟ್ಟಕ್ಕಾಗಿ ನಾವು ಹೋಗಿದ್ದೋ, ಇನ್ನೊಬ್ರು ನಮ್ಮ ಚಿಕ್ಕಪ್ಪ ಇದ್ರು ಅವರು ತಿರೋಗ್ಬಿಟ್ಟಿದ್ರೆ, ಅವರು ಮತ್ತೆ ವೆಂಕಟೇಶ್ವರ ಅನ್ಕೊಂಡಿದ್ರು, ಅವ್ರು ಓಡಾಡಿದ್ರು ಪಕ್ಷ ಇದಂಗೆ ಇರಲಿ ಊರಲ್ಲಿ ಎಲ್ಲ ಒಂದು ಅನ್ಕೊಂಡಿದ್ದೀವಿ ನಾವು, ಹಾಗಿರುವಾಗಲೇ ಇವ್ರದ್ದು ಮಾಡಲಿಲ್ಲ. ಈಗ

0: ಮನೆಗೆ ಎಳೆಸ್ಕೊಂಡಿರ್ಕಂತದ್ದು ಸ್ವಯ ಇದರಿಂದ ತಗೊಂಡಿರೋದು, ಮತ್ತೆ ಇದರಲ್ಲಿ ಅವರು ಇಂದ ನಮ್ಗೇನು ಆಗಿಲ್ಲ.
1: ಗೋಳೂರ್ಗೇನು ಆಗಿಲ್ಲ ಸರ್, ಗೋಳೂರ್ಗಾಗಿಲ್ಲ, ಗೋಳೂರ್ ಆಡಿಗಾಗಿದೆ, ಮುಚ್ಚೂರ್ ಆಗಿದೆ, ಗೋಳೂರ್ಗಂತಲೂ ಏನೂ ಆಗಿಲ್ಲ. ಈ ಫಸ್ಟ್ ಆಗಿದೆ ನೋಡಿ, ಅದನ್ನೇ ಇವರು ಆಗಿದೆ ಅಂತೇಳಿ ಇದು ಮಾಡ್ಯಾರೆ. ಫಸ್ಟ್ ನಾವು ಮಾಡ್ಕೊಂಡೇವಿ ನೋಡಿ, ನಾವು ಮನೆ ಮನೆಗೆ ನಾವು ಮಾಡ್ಕೊಂಡ್ರದ್ದು, ಅವ್ರು ಏನು ಮಾಡಿಲ್ಲ, ಪಂಚಾಯತ್ವರು ಮಾಡಿಲ್ಲ, ಸರ್ಕಾರನೂ ಮಾಡಿಕೊಟ್ಟಿಲ್ಲ, ನಾವು ಅವ್ರ ಪೈಪ್ನವ್ರು ಮಾಡಿಕೊಟ್ಟಾರೆ, ನಮ್ಮ ಸ್ವಂತವಾಗಿ ಮನೆಗೆ ನಾವು ಫುಲ್ಲು ನೋಡೋಕೆ ಮನೆಗೆ ಇಂಟು ನಾವೇ ಮಾಡ್ಕೊಟ್ಟಿವಿ. ಹಾಂ, ಅದು ನಾವು ಮಾಡ್ಕೊಂಡಿವಿ, ಅದನ್ನೇನು ಮಾಡ್ಯಾರ ಅವರು, ನಾವು ಮಾಡೇವಿ ಅಂತೇಳಿ ಅವ್ರು ಬಿಲ್ ಮಾಡಿರ್ಬೋದು. ಅದಷ್ಟು ನಮ್ಮ ಗೋಳೂರಿಗೆ ಅದೇನು ಆಗಿಲ್ಲ, ಮತ್ತು ಸೂರು ಆಗಿದೆ, ಎಲ್ಲ ಆಗಿತ್ತು ಗೋಳೂರಾಗಿಲ್ಲ.
0: ಗೋಳೂರಲ್ಲಿ ಒಂದು ಮನೆ ಕೂಡ ಜಯಂತ ಆಗಿಲ್ಲ, ಲೈನ್ ಕೂಡ ಅದರಿಂದ ಬಂದಿಲ್ಲ. ಹಳೇದೇನಿತ್ತು ಅದೇ ಪೈಪ್ ಲೈನ್, ಅದರಲ್ಲಿ ಟ್ಯಾಂಕ್ ನಮ್ಮ ವಾಟರ್ ಟ್ಯಾಂಕ್ ಹೋಗುತ್ತೆ, ಅದರಲ್ಲಿ ಬರುತ್ತೆ, ಅದನ್ನ ಇರೋದು, ಅದೇ ರಿಪೇರಿನೇ ಇದೆ.
1: ಪೈಪಲ್ಲ ಇತ್ತು, ಪೈಪ್ ಅಂತಂದು ಇಳಿಸಿದ್ರು, ಆ ಪೈಪಲ್ಲ ಇವಾಗ ಏನೇನು ಮಾಡ್ಕೊಂಡಾರ ಅಂತ ಗೊತ್ತೇ ಇಲ್ಲ. ಪೈಪಲ್ಲ ಫುಲ್ ಇಳಿಸಿದ್ರು ಕೆಲಸ ಮಾಡೋಕ್ಕಾಗಿ, ಕೆಲಸನೂ ಮಾಡಿಲ್ಲ, ಪೈಪ್ನ ಏನಾಗೋದಿನ ಅದು ಪೈಪೇ ಕಾಣ್ತಾ ಇಲ್ಲ ಅಲ್ಲಿ.
0: ಅದೇ ಇಂಜಿನಿಯರ್ನ ಕೇಳೋದಕ್ಕೆ ಪೈಪೇ ಐತೆ ನಾ ಮಾಡಿಸ್ಕೊಟ್ಟಿ ಅಂತ ಒಂದ್ಸರಿ ಹೇಳಿದ್ರು, ಅದು ವಾಟರ್ ಮೀನರ್ ಇತ್ತು, ಇಂಜಿನಿಯರ್ನಿಗೆ ಕೇಳಬೇಕಾಗುತ್ತೆ.
1: ಇಲ್ಲಿ ನಮ್ಗೆ ಇದ್ದು ಯಾರೇ ಫೋನ್ ಮಾಡ್ರು ಸರ್, ಏನೇ ಆದ್ರೂ ಫೋನ್ ಮಾಡಿದ್ರು ಕೂಡ ಫೋನ್ ಎತ್ತಲ್ಲ ಸರ್ ಅವರು. ಇದು ನಿಮ್ಗೆ ಹೇಳಿಲ್ಲ, ಬೇದಿ ನೈಟ್ ಇಲ್ಲದೆ ತಿಂಗಳು ಮೂರ್ ಆಯ್ತು ನೈಟ್ ಇಲ್ಲದೆ, ಏನೇ ಫೋನ್ ಮಾಡ್ರು ಫೋನ್ ಎತ್ತಲ್ಲ, ಎಲ್ಲೇ ಹೋಗಿ ಅಲ್ಲೇ ಹೋಗಿ ಕಾಡು ಬರೋಕ್ಕಾಗಲ್ಲ, ಇದೇ ಸಮಸ್ಯೆ ಭಾಳ ಹಿಂಸೆ ಸರ್ ಅದು. ಅದನ್ನು ತುಂಬ ಅದು ದಯವಿಟ್ಟು ನೀವು ಸ್ವಲ್ಪ ಅದನ್ನ ಅವ್ರಿಗೆ ಸ್ವಲ್ಪ ಹೇಳಿ, ಅವ್ರಿಗೆ ಅವ್ನಿಗೆ ತಂದು ನಮ್ಗೆ ಸ್ವಲ್ಪ ರೆಡಿ ಮಾಡಿಸ್ಕೊಡಿ. ಅದಾರು
2: ಸರ್, ನರೇಗಾ ಚಟುವಟಿಕೆಗಳು ತಮ್ಮ ಗ್ರಾಮದಲ್ಲಿ ಯಾವ ರೀತಿ ಕಾರ್ಯನಿರ್ವಹಿಸ್ತಾ ಇದ್ದಾವೆ, ನರೇಗಾ ಚಟುವಟಿಕೆಗಳಿಂದ ತಮ್ಮ ಗ್ರಾಮ ಅಭಿವೃದ್ಧಿ ಹಂತವನ್ನು ತಲುಪ್ತಾ ಇದೆಯಾ, ಅದ್ರ ಬಗ್ಗೆ ಹೇಳೋದಾದ್ರೆ.
0: ಗೋಳೂರಲ್ಲಿ ನರೇಗಾ ಚಟುವಟಿಕೆಗಳಲ್ಲಿ ಏನು ಆಗಿಲ್ಲ, ಆಗಿರಕ್ಕಂಥದ್ದು ಎಂತಂದ್ರೆ ಪಂಚಾಯತ್ಲಿ ಪಿ ಡಿ ಒ ಹಾಕೊಳ್ಳಿ, ಸೆಕ್ರೆಟರಿ ಹಾಕೊಳ್ಳಿ, ಮತ್ತೆ ನಮ್ಮ ಅಧ್ಯಕ್ಷರ ಹಾಕೊಳ್ಳಿ, ಇದ್ರ ಮಾಹಿತಿ ಇಲ್ಲಿ ಕೊಟ್ಟಿಲ್ಲ, ಕಳಿಸಿರ್ತಾರೆ ಮೊಬೈಲಲ್ಲಿ ಅಥವಾ ಏನು ಆಗಿಲ್ಲ. ಬಟ್ ಅದಲ್ಲದೆ ಈ ಸರಿ ಅಂತ ಅಮೌಂಟ್ ಇಲ್ಲದೆ ಕಾರಣ ಇರ್ಬೋದು ಅಥವಾ ಕಳ್ಸರಿ ಇದು ಇದು ಮಾಡಿರೋ ನಮ್ಗೆ ಗೊತ್ತಿಲ್ಲ, ಹೇಳಿಲ್ಲ.
1: ಇಲ್ಲ ಸರ್, ಅವರಿಂದ ಇಲ್ಲಿ ಈ ಸತಿ ಐದು ವರ್ಷದಿಂದ ಈ ಕಡೆಗೆ ಇಲ್ಲಿ ಏನು ಕೆಲಸನೂ ಆಗಿಲ್ಲ, ಅಮೌಂಟ್ ಸರ್ಕಾರ ಕೊಟ್ಟದ ಏನು ನಮ್ಗೆ ಗೊತ್ತಿಲ್ಲ. ಒಟ್ಟೊಳಗೆ ನಮ್ಮ ಗ್ರಾಮದಿಂದ ಈಗ ನಾವೇ ನೀವಲ್ಲಿ ಚೌಚಾಳಿಗೆ ಅರ್ಜಿ ಹಾಕಿ ಕೆಲಸ ಮಾಡಿದ್ವಿ, ಕೆಲಸ ಮುಗಿಸಿ ಅರ್ಜಿ ಹಾಕಿ ಐದು ವರ್ಷ ಆಯ್ತು, ಈಗ ನಾವು ಹಾಕಿದ್ದೀವಿ ಇವ್ರು ಹಾಕಿ ನೋಡಿ ಎಲ್ಲ ಮನೆ ಕೆಲಸ ಮುಗಿಸಿರೋದೆ, ಇದುವರೆಗೂ ಏನೂ ಇಲ್ಲ. ನಾವು ಕೇಳಿ ಕೇಳಿ ಸಾಕಾಗುತ್ತೆ, ಅವ್ರು ಏನು ಕೊಡ್ತಾ ಇಲ್ಲ. ಈಗ ಮನೆ ಕೆಲಸ ಮಾಡಾರೆ, ಎಷ್ಟೋ ಜನ ಮನೆ ಕೆಲಸ ಮಾಡಿ ಸ್ವಲ್ಪ ಮಾಡಾರೆ, ಒಂದು ಬಿಲ್ ಕೊಟ್ಟಾರೆ, ಇನ್ನು ಎರಡು ಬಿಲ್ ಮೂರು ಬಿಲ್ ಸಿಗಲೇಬೇಕು. ಇಲ್ಲ, ಆಡಿಲಿ ಕೆಲಸ ಮಾಡಾರೆ ಅವ್ರಿಗೂ ಅಷ್ಟೇ, ಒಂದು ಬಿಲ್ ಕೊಟ್ಟಾರೆ ಎರಡು ಬಿಲ್ ಕೊಟ್ಟಾರೆ, ಇನ್ನು ಅದಾಗಿಲ್ಲ ಇದಾಗಿಲ್ಲ, ಆ ದುಡ್ಡು ಬಂದಿಲ್ಲ, ಜಿಲ್ಲಾ ಪಂಚಾಯತ್ನಿಂದ ಕಳಿಸಿಲ್ಲ, ನಾವೇನು ಮಾಡೋಕ್ಕಂತ ಅದನ್ನೇ ಹೇಳ್ತಾರೆ, ಅದು ಬಂದಿಲ್ಲ. ಇಲ್ಲಿ ಯಾವ ಕೆಲಸನೂ ಇಲ್ಲಿ ಕೊನೆ ವರ್ಷ ಇಲ್ಲ ಪಂಚಾಯತಿಲಿ ಪೂರ್ಣ ಆಗಿ.
2: ಸರ್, ಪ್ರಸ್ತುತವಾಗಿಯೂ ಸಹ ತಮ್ಮ ಗ್ರಾಮದಲ್ಲಿ ಇನ್ನೂ ಏನೆಲ್ಲ ಸಮಸ್ಯೆಗಳು ಕಾಡ್ತಾ ಇದೆ, ಜೊತೆಗೆ ಮುಂದಿನ ದಿನಗಳಲ್ಲಿ ಇನ್ನೂ ಏನೆಲ್ಲ ಅಭಿವೃದ್ಧಿ ಕಾರ್ಯಗಳು ತಮ್ಮ ಗ್ರಾಮದಲ್ಲಿ ಜರುಗಬೇಕು, ಅದ್ರ ಬಗ್ಗೆ ತಿಳಿಸೋದಾದ್ರೆ?
1: ನಮ್ಗೆ ಮುಂದಿನ ಬಗ್ಗೆ ಸರ್ ಅಂದ್ರೆ, ನಮ್ಗೆ ಇಲ್ಲಿ ಶಾಲೆ ರೆಡಿ ಆಗಿರ್ಬೇಕು, ಅಂಗನವಾಡಿ ರೆಡಿ ಆಗಿರ್ಬೇಕು, ಅಂಗನವಾಡಿ ಹುಡುಗರಿಗೆ ಶೌಚಾಲಯ ರೆಡಿ ಇರಬೇಕು, ಕುಡಿಯೋ ನೀರಿನ ಹುಡುಗರ್ಗೆ ರೆಡಿ ಇರಬೇಕು, ಈ ರಸ್ತೆಗಳನ್ನ ನಮ್ಗೆ ರೆಡಿ ಮಾಡಿಕೊಡ್ಬೇಕು. ಕೆಲವು ಬಡವ್ರಿಗೆ ಮನೆ ಕಟ್ಟೋಕ್ಕೆ ಎಲ್ಲ ಅವಕಾಶ ಕೊಟ್ಟಾರೆ, ಆ ಮನೆನ ಬಡವ್ರಿಗೆ ಮನೆ ಇನ್ನು ನಿರ್ಮಾಣ ಆಗಬೇಕು, ಇಷ್ಟು ಕೆಲಸ ಅವ್ರು ಮಾಡ್ಕೊಡ್ಬೇಕು ಸರ್ ಮುಂದಿನ ದಿನದಲ್ಲಿ. ಆಮೇಲೆ ಜಮೀನಿಗೆ ಸಾಗೋಳಿಗೆ ಸರ್, ಆಗಿ ಈಗೊಂದು 20 ವರ್ಷ ಹತ್ರ ಆಯಿತು, ಹಿಂದೆ 100 ವರ್ಷದ ಇದ್ದ ಜಮೀನ ಸಾಗೋಳಿ ಕೊಡ್ತೀವಿ ಕೊಡ್ತೀವಿ ಅರ್ಜಿ ಗರ್ಜಿ ಎಲ್ಲ ಹಾಕಿ ಎಲ್ಲ ತಿರುಗಾಡಿ ಸಾಕಾಗ್ಬಿಟ್ಟಿದೆ, ನಮಗೂ ಎಲ್ಲ ಜನಗಳು ಗೊತ್ತು ಎಲ್ಲ ಸಾಕಾಗ್ಬಿಟ್ಟಿದೆ, ಅದು ಇವತ್ತಾಗಲಿ ನಾಳೆ ಆಗಲಿ ನಾಳಾಗಲಿ ಅಂತ ಹೇಳಿ 2020 ವರ್ಷ ಆಯಿತು ನಮಗೆ ಜಮೀನು, ಅದನ್ನು ಸಾಗೋಳಿ ಸಿಗ್ಬೇಕು ಸರ್, ಉಕ್ಕು ಪತ್ರ ಸಿಗ್ಬೇಕು, ಎಲ್ಲ ರೆಡಿಗೆ ಡಿಸ್ ಆಫೀಸ್ಲಿದೆ, ಆ ಸಿಗ್ತಲ್ಲ ಇವತ್ತಾಗಲಿ ನಾಳಾಗಲಿ ಅಂತಾನೆ. ಈಗ ನಮ್ಗೆ ಆ ಸಿಕ್ಕ ನಾವು ಏನಾದ್ರು ಮಾಡೋದು, ಈಗ ಫಾರೆಸ್ಟ್ ಅವ್ರು ಬಂದು ಏನು ಫಾರೆಸ್ಟ್ ಇಲಾಖೆ ಅವ್ರು ಬಂದು ಏನು ಗಲಾಟೆ ಮಾಡಿದ್ರೆ ನಮ್ಗೆ ಉಕ್ಕು ಪತ್ರ ಅದ ಅಂತಾರು ಹೇಳ್ಬೋದು ಸರ್, ಇವಾಗ ನಮ್ಗೆ ಏನೂ ಇಲ್ಲ, ಅವ್ರಿಗೆ ಹೋಗಿ ಅಂದರೆ ನಾವು ಹೋಗ್ಬೇಕು, ಆ ಲೆವೆಲ್ ಆಗಿವೆ. ಈಗ ಅವ್ರು ರಸ್ತೆಗೆ ಬಂದು ಗಲಾಟೆ ಮಾಡ್ತಾರೆ, ಅವ್ರು ಗಲಾಟೆ ಮಾಡಿದಾಗ

0: ಆರ್ಡಿ ಅವರಿಂದ ನಮ್ಮ ಮೈಸೂರು ಮಾಂದಾಡಿ ರಸ್ತೆ ಅಲ್ಲುಗೆಂಟ್ಲು ತಗೊಳ್ತೀನಿ ಅಂತ ನಿನ್ನೆ ಬಂದು ಹೇಳಿದಾರೆ ಅವರು. ನಾವುಗಳು ಊರಿನಿಂದ ನಾವು ಹೊರಗಡೆ ಕೆಲಸ ಮಾಡ್ತಾ ವ್ಯಕ್ತಿಗಳು. ಆದರೆ ಮತ್ತೆ ಶಾಲೆ ಮತ್ತೆ ನಮ್ಮಣ್ಣ ಆವಾಗಲೇ ಹೇಳಿದ್ದಾರೆ, ಶಾಲೆ ಮತ್ತು ಅಂಗನವಾಡಿ ಶೌಚಾಲಯ ಮತ್ತು ಕುಡಿಯೋ ನೀರು ನಿರ್ಮಾಣ, ಅದು ನಮಗೆ ಮೇನ್ ಬೇಕಾದಂಥ ವಿಷಯಗಳು. ಅದೇ ನಮ್ಮ ಹಕ್ಕುಪತ್ರಕ್ಕೆ ಹೋದಾಗ ಹಕ್ಕುಪತ್ರದಲ್ಲಿ ನಾನು ಆಗೋಕ್ಕೆ ಒಂದು ಸರಿ ಹೇಳಿದ್ರು, ನಾನು ಹಕ್ಕುಪತ್ರದಲ್ಲಿ ಆಗಿರೋಕ್ಕಂಥ ಅನ್ಯಾಯದಿಂದ ಭಯಂಕರ ಕಷ್ಟ ನಮಗೆ. ಅದರಲ್ಲಿ ನಮಗೆ ಸಾಮಾಜಿಕ ಕಲ್ಯಾಣ ಇಲಾಖೆಯಲ್ಲಿ ನಮ್ಗೆ ಮೋಸ ಆಗಿದೆ, ಗೋಳವ್ರಿಗೆ ಬೇಕೆ ಮಚ್ಚೂರಿಗಾಗಿಲ್ಲ. ಅದೇ ಮತ್ತೆ ಫೈಲೆಲ್ಲ ಹಾಳಾಗ್ಬಿಟ್ಟಿದೆ, ಸ್ಕೆಚ್ ಮಾಡಿಕೊಡಿ ಅಂತ. ಅದು ಯಾರು ಅಮೌಂಟ್ ಇದೆ ಅವರು ಹಂಗೆ ಮಾಡಿಸಿದ್ರು ಅಂತ ಗೊತ್ತಿಲ್ಲ, ಇವರು ಅರಣ್ಯ ಸಮಿತಿಯವ್ರು ಮಾಡಿರೋದಂತ ಗೊತ್ತಿಲ್ಲ, ಇವರು ಅರಣ್ಯ ಕಲ್ಯಾಣ ಸಮಿತಿಯ ಅವರು ಮಾಡಿರೋದಂತ ಗೊತ್ತಿಲ್ಲ ಅವ್ರು. ಯಾಕಂತ ಹೇಳಿದ್ರೆ ಅವತ್ತು ನಾವು ಕೂಡ ವಾದ ಮಾಡಿದ ಒಂದ್ಸರಿ, ವಾದ ಮಾಡುವಾಗ ಅವರು ಹೇಳಿದ್ರು ನನ್ನ ಹತ್ರ ಫೈಲ್ ಇತ್ತು, ಏನಾಯ್ತು ಗೊತ್ತಿಲ್ಲ. ನಾನು ಅವಾಗ ಕೇಳಿದೆ ಅವ್ರನ್ನ, ನೀನ್ ಎದಕ್ಕೆ ಇದೆ ಅಂತ ಕೇಳಿದೆ. ಹಿಂಗೆ ಏಕಲ್ಲಿ ನಾನು ಮಾತಾಡಿದ್ದು, ನೀನ್ ಏಕೆ ಇದೆಯಾ, ನಮ್ ಜನಾಂಗ ಕೊಟ್ಟೋದು ನೆಮ್ಮದಿ ಒಬ್ಬರಿಗೆ. ಈಗ ನಾನು ಶಾಲೆಗೆ ಹೋಗ್ಬೇಕಂದ್ರೆ ಟೀಚರ್ಗಳು ಪಾಠ ಮಾಡ್ತಾರ ಅಂತ ಹೋಗೋದು ಅಲ್ಲದೆ ಸುಮ್ನೆ ಹೋಗಲ್ಲ. ಹಂಗೇನೆ ನಾನು ಕೇಳ್ದೆ, ಕೇಳ್ದೆ ಇವಾಗ ಮಾಡಿಸ್ಕೊಡ್ತೀನಿ ಅಂದ್ರು. ಇಲ್ಲಿವರೆಗೂ ಆ ಫೈಲ್ ಇಂದ್ರೆ ನಮ್ಗೆ ತೊಂದರೆ ಆಗಿರೋದು. ಮತ್ತೆ ಬಂದ್ರು ನಮ್ಮ ಜನಾಂಗ ಕೂಡಿ ಒಂದು ತಾಲೂಕು ಆಫೀಸಲ್ಲೂ ಹೋದ್ರು, ಎಸಿ ಆಫೀಸಲ್ಲೂ ಹೋದ್ರು, ಕಾಣಿಸ್ಕೊಂಡಿಲ್ಲ. ಸಸ್ತದವ್ರು ಕಾಣಿಸ್ಕೊಂಡಿಲ್ಲ, ಮತ್ತೆ ಎಸಿ ಅವರು ಕಾಣಿಸ್ಕೊಂಡಿಲ್ಲ. ಬರ್ತಾರೆ ಅವರು ಉಪ ಇಲಾಖೆಯವರು, ಅದೊಂದೇ ತೊಂದರೆ ನಮಗಿಲ್ಲಿ.
1: ಸರ್, ಕೊನೆಯದಾಗಿ ನಮ್ಮ ಜನಧ್ವನಿ ಕೇಳುವರಿಗೆ ಅಥವಾ ತಾಲೂಕಿನ ಜನತೆಗೆ ಒಂದು ಕಿವಿ ಮಾತನ್ನ ಹೇಳೋದಾದ್ರೆ ಏನಂತ ಹೇಳೋದಿಕ್ ಬಯಸ್ತೀರಾ?
0: ನನಗೆ ಇವತ್ತು ನೀವು ಬಂದಿದ್ರಿ, ಒಂದು ಜನಧನ್ಯ ರೆಡಿ ಬಂದದಕ್ಕೆ ಒಳ್ಳೆದಾಯಿತು. ನಾವು ಇನ್ನೂ ಕೂಡ ಇನ್ನೂ ಮುಂದೆ ಬಂದರೆ ನಾವು ಇನ್ನೊಬ್ಬರ ಹತ್ರ ಮಾತಾಡಿಸ್ತೀವಿ. ನಾವು ಕೂಡ ಬೇಡ ಜನಾಂಗದಲ್ಲಿರೋಕ್ಕಂಥವ್ರು, ಆ ಜನಾಂಗಕ್ಕೆ ಒಂದು ಉನ್ನತವಾಗಿ ಇನ್ನೂ ಮುಂದೆ ಬರಬೇಕು ಅಂತ ನನ್ನಲ್ಲಿ ಮನವಿ.
2: ಇನ್ನೊಂದು ಸರ್, ನಮ್ಗೆ ನೀವು ಹೇಳಿದ್ರೆ ಸರ್ಕಾರ ಸವಲತ್ತು ನಿಮ್ಗೇನು ಸಿಕ್ಕಲ್ಲ ಅಂತ, ಆದ್ರೆ ನಮ್ಮ ತಾಲೂಕಿಂದ ಆಗಲಿ ಮತ್ತೆ ಈ ಹೋಬಳಿಯಿಂದ ಇಲ್ಲಿಂದ ಆಗಲಿ ಈ ಒಂದು ಟ್ರಾಕ್ಟರ್ ಬರ್ತದೆ, ಟಿಲ್ಲರ್ ಇದೆ, ಜಮೀನು ಉಳಕ ಇದಿದೆ, ಈ ಮತ್ತೆ ತಾರ್ ಪಾಡ್ ಕೊಡ್ತಾರೆ, ಮತ್ತೆ ಮುಷ್ಟೋಡೆ ಪಂಪ್ ಕೊಡ್ತಾರೆ, ಈ ಥರ ಸವಲತ್ತು ನಮ್ಗೇನು ಬರಲ್ಲ ಸರ್. ಯಾಕೆಂದ್ರೆ ನಾವು ತುಂಬ ದೂರದಿಂದ ಹೋಗೋದು, ಇಲ್ಲಿಂದ ತುಂಬ ದೂರದಿಂದ ಹೋಗೋನೊಳಗೆ ನಾವು ಇಲ್ಲಿ ಹೋಗಿ ಅಲ್ಲಿ ಅರ್ಜಿ ಹಾಕೋನೊಳಗೆ ಏನಾಗಿರ್ತಾರೆ, ಅವರು ಯಾರು ಸಂಬಂಧಪಟ್ಟವ್ರಿಗೆಲ್ಲ ಕೊಟ್ಟಿರ್ತಾರೆ. ಅವ್ರು ನಮ್ಗೆ ಆಯ್ತಪ್ಪ ಇದೆಲ್ಲ ತೀರೋಯ್ತವು, ಇನ್ನು ನೆಕ್ಸ್ಟ್ ಬರೀ ನೆಕ್ಸ್ಟ್ ನಿಮಗೆಲ್ಲ ಅರ್ಜಿ ಹಾಕ್ಬಿಡಿ ಅಂತ, ಅರ್ಜಿ ಹಾಕ್ಬಿಡಿ ಅಂತ. ಹಾಗೂ ನಾವು ಅರ್ಜಿ ಹಾಕಿರ್ತೀವಿ, ಅರ್ಜಿ ಹಾಕಿದ್ರು ಸರ್ ಅದು ನಮ್ಗೆ ಬರಲ್ಲ ಸರ್. ಅದು ಆ ಸೌಲಭ್ಯ ಆ ಥರದ ಸೌಲತ್ತು ಎಲ್ಲ ನಮ್ಗೆ ನಮ್ಮ ಪಂಚಾಯತಿನೇ ಭಾಳ ಇಲ್ಲ ಸರ್, ತೀರೋ ಕಮ್ಮಿ ಇದೆ.
1: ಇಲ್ಲಿಯವರೆಗೂ ತಮ್ಮ ಗ್ರಾಮದ ಇತಿಹಾಸ, ಸ್ಥಿತಿಗತಿ, ಅಲ್ಲಿನ ಮೂಲಸೌಕರ್ಯಗಳ ನಿರ್ವಹಣೆ, ಇದರಲ್ಲಿ ಸಾರ್ವಜನಿಕರು ಮತ್ತು ಯುವಕರ ಪಾತ್ರ, ಗ್ರಾಮಗಳ ಅಭಿವೃದ್ಧಿಗೆ ಮುಂದಿನ ಯೋಜನೆಗಳು, ಈ ವಿಚಾರಗಳ ಕುರಿತು ಮಾಹಿತಿಯನ್ನು ತಿಳಿಸಿಕೊಟ್ಟಿದ್ದಕ್ಕೆ ನಮ್ಮಿಂದ ಹಾಗೂ ಸಮಸ್ತ ಜನಧ್ವನಿ ಕೇಳುಗರಿಂದ ತಮಗೆ ಹೃತ್ಪೂರ್ವಕ ಧನ್ಯವಾದಗಳು ಸರ್.
0: ನಮಸ್ಕಾರ.
1: ಪ್ರಿಯ ಕೇಳುಗರೇ, ಇದುವರೆಗೂ ನಮ್ಮೂರು ಕಾರ್ಯಕ್ರಮದಲ್ಲಿ ಹೆಚ್ಡಿಕೋಟೆ ತಾಲೂಕಿನ ಡಿಬಿ ಕುಪ್ಪೆ ಗ್ರಾಮ ಪಂಚಾಯಿತಿಯ ಗೋಳೂರು ಗ್ರಾಮದ ನಿವಾಸಿಗರಾದ ಶ್ರೀಯುತ ಬಿ ಸ್ವಾಮಿರವರು ಮತ್ತು ಮಣಿಕಂಠಾರವರಿಂದ ಮಾಹಿತಿಯನ್ನು ತಿಳಿದುಕೊಂಡೆವು. ಇದೇ ರೀತಿ ಮತ್ತೊಂದು ಊರಿನ ಇತಿಹಾಸ, ಸ್ಥಿತಿಗತಿ, ಮೂಲಭೂತ ಸೌಕರ್ಯಗಳ ಸಮರ್ಪಕ ನಿರ್ವಹಣೆ ಹಾಗೂ ನೈಸರ್ಗಿಕ ಸಂಪನ್ಮೂಲಗಳ ವಿಶೇಷತೆಯನ್ನು ಕುರಿತು ಮುಂದಿನ ನಮ್ಮೂರು ಕಾರ್ಯಕ್ರಮದಲ್ಲಿ ತಮ್ಮೆಲ್ಲರನ್ನು ಭೇಟಿಯಾಗುತ್ತೇನೆ. ಅಲ್ಲಿಯವರೆಗೂ ಕೇಳ್ತಾ ಇರಿ 90.8 ಕಂಪನಾಂಕದಲ್ಲಿ ಮೂಡಿಬರುತ್ತಿರುವ ಮೈಸೂರು ಜಿಲ್ಲೆಯ ಮೊಟ್ಟ ಮೊದಲ ಹಾಗೂ ಸರಗೂರಿನಿಂದ ಪ್ರಸಾರವಾಗುತ್ತಿರುವ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ. ಧನ್ಯವಾದಗಳು.
3: ಊರಿನ ಗತ ವೈಭವ ಹಾಗೂ ಇಂದಿನ ವಾಸ್ತವ,
4: ಗ್ರಾಮದ ಇತಿಹಾಸ, ಅಭಿವೃದ್ಧಿ ಮತ್ತು ಸಮಸ್ಯೆಗಳ ಕುರಿತು ಚರ್ಚಿಸುವ ವಿಶೇಷ ಕಾರ್ಯಕ್ರಮ
3: ನಮ್ಮೂರು. ಪ್ರತಿ ಶುಕ್ರವಾರ ಬೆಳಿಗ್ಗೆ 9:20
4: ಹಾಗೂ ಭಾನುವಾರ ಸಂಜೆ 6:50
3: ನಿಮ್ಮ ಊರ ಕಥೆ, ನಿಮ್ಮ ಜನಧ್ವನಿ 90.8 FM.
1: ಇದುವರೆಗೂ ನಮ್ಮೂರು ಕಾರ್ಯಕ್ರಮದಲ್ಲಿ ಹೆಚ್ಡಿಕೋಟೆ ತಾಲೂಕಿನ ಡಿಬಿ ಕುಪ್ಪೆ ಗ್ರಾಮ ಪಂಚಾಯಿತಿಯ ಗೋಳೂರು ಗ್ರಾಮದ ಅಭಿವೃದ್ಧಿ ಕಾರ್ಯಗಳು ಮತ್ತು ಸಮಸ್ಯೆಗಳ ಕುರಿತು ಗ್ರಾಮದ ನಿವಾಸಿಗರಾದ ಶ್ರೀಯುತ ಬಿ ಸ್ವಾಮಿ ಹಾಗೂ ಶ್ರೀಯುತ ಮಣಿಕಂಠರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮವನ್ನು ಕೇಳ್ತಾ ಇದ್ರಿ. ಇವರನ್ನ ಸಂದರ್ಶನ ಮಾಡಿದವರು ಶ್ರೀಯುತ ಯತೀಶ್ ರವರು.
5: ರೀ, ಕೆಲಸದಿಂದ ಬರ್ಬೇಕಾದ್ರೆ ಸಂತೆಯಲ್ಲಿ ತರಕಾರಿ ತಗೊಂಡ್ ಬನ್ನಿ.
6: ಹ್ಞೂ ಕಣೆ, ಆಯ್ತು ತರ್ತೀನಿ.
5: ಹೂ ಅನ್ಕೊಂಡು ಹಾಗೆ ಹೋಗ್ತಾ ಇದ್ದೀರಾ?
6: ಮತ್ತಿನ್ನೇನ್ ಮಾಡ್ಲೆ?
5: ಬ್ಯಾಗ್ ಕೊಡ್ತೀನಿ ಇರಿ.
6: ಬ್ಯಾಗ್ ಒಂದ್ಸರಿ ಯಾಕೆ

0: ಬಿಡು, ಅಲ್ಲೇ ಪ್ಲಾಸ್ಟಿಕ್ ಕವರ್ ಕೊಡ್ತಾರೆ.
1: ಅಲ್ರಿ, ನಾವು ನಿನ್ನೆ ತಾನೆ ಪರಿಸರ ದಿನಾಚರಣೆ ಕಾರ್ಯಕ್ರಮಕ್ಕೆ ಹೋಗಿದ್ವಿ ತಾನೆ?
0: ಹಾ, ಹೋಗಿದ್ದು.
1: ಅಲ್ಲಿ ಪ್ಲಾಸ್ಟಿಕ್ ಬಳಕೆಯಿಂದ ಎಷ್ಟು ತೊಂದರೆ ಆಗುತ್ತೆ ಅಂತ ಹೇಳಿದ್ರಲ್ವಾ?
0: ಹಾ, ಹೇಳಿದ್ರು.
1: ಮತ್ತೆ ಅದೇ ತಪ್ಪು ಮಾಡಿದ್ರೆ ಹೆಂಗೆ?
0: ಹೌದು ಕಣೆ, ಕ್ಷಮಿಸ್ಬಿಡು, ಎಲ್ಲ ಅಭ್ಯಾಸ ಬಲ.
1: ಹೌದೌದು, ಎಲ್ಲ ಅಭ್ಯಾಸ ಬಲನೇ. ಇವತ್ತಿಂದಲಾದ್ರೂ ಮನೆಯಿಂದ ಬಟ್ಟೆ ಬ್ಯಾಗ್ ತಗೊಂಡು ಹೋಗೋದನ್ನ ಅಭ್ಯಾಸ ಮಾಡ್ಕೊಳ್ಳಿ.
0: ಸರಿ ಕಣೆ, ಆಯ್ತು. ಇವತ್ತಿಂದ ಎಲ್ಲರೂ ಬಟ್ಟೆ ಬ್ಯಾಗ್ ಅನ್ನೇ ಬಳಸೋಣ.
2: ಪ್ಲಾಸ್ಟಿಕ್ ಒಂದು ಕೊಳೆಯದೇ ಇರುವಂತಹ ವಸ್ತು. ಇದು ನಮ್ಮ ದೇಹ ಸೇರಿದ್ರೆ ಕ್ಯಾನ್ಸರ್ನಂತಹ ಕಾಯಿಲೆಗಳು ಬರುತ್ತೆ. ಆಹಾರ ತ್ಯಾಜ್ಯದಲ್ಲಿ ಪ್ಲಾಸ್ಟಿಕ್ ಇದ್ರೆ ಪ್ರಾಣಿ ಪಕ್ಷಿಗಳು ಇದನ್ನು ತಿನ್ನುವ ಸಾಧ್ಯತೆ ಇರುತ್ತೆ. ಆದ್ರಿಂದ ಪ್ಲಾಸ್ಟಿಕ್ ಅನ್ನು ನಿಷೇಧಿಸೋಣ. ಪರಿಸರ ಸ್ನೇಹಿ ಬಟ್ಟೆ ಬ್ಯಾಗ್, ಪೇಪರ್ ಬ್ಯಾಗ್ಗಳನ್ನು ಬಳಸೋಣ. ಇದು ಸಾರ್ವಜನಿಕ ಹಿತಾಸಕ್ತಿಗಾಗಿ ಜನಧ್ವನಿಯ ಕಳಕಳಿ.

ನಮ್ಮ ನಿಲಯದಿಂದ ಇನ್ನು ಮುಂದೆ ಆಷಾಢ ಮಾಸದ ವಿಶೇಷ ಕಾರ್ಯಕ್ರಮದಲ್ಲಿ ಆಷಾಢ ಮಾಸದ ಹಿನ್ನೆಲೆ ಹಾಗೂ ವಿಶೇಷತೆ ಮತ್ತು ಈ ಮಾಸದಲ್ಲಿ ಜರುಗುವ ವಿಶೇಷ ಪೂಜಾ ಚಟುವಟಿಕೆಗಳ ಕುರಿತು ಮೈಸೂರಿನ ಸಂಸ್ಕೃತಿ ಚಿಂತಕರಾದ ಶ್ರೀ ಗಣೇಶ್ ದೀಕ್ಷಿತ್ ಅವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮ ಬಿತ್ತರಗೊಳ್ಳಲಿದೆ. ಬನ್ನಿ ಆಲಿಸಿ ಬರೋಣ.

0: ಮಾನ್ಯ ಕೇಳುಗರೆ, ಇದು 90.8 ಎಫ್ಎಂ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರ ಸರಗೂರು. ನಾನು ಎಸ್ಎನ್ ಮೇಘನಾರಾವ್, ಭರತನಾಟ್ಯ ಶಿಕ್ಷಕಿ ಹಾಗೂ ಸಾಮಾಜಿಕ ಕಾರ್ಯಕರ್ತೆ. ಇಂದು ನನ್ನೊಂದಿಗಿದ್ದಾರೆ ಶ್ರೀಯುತರಾದ ಜಿಎಸ್ ಗಣೇಶ್ ರವರು. ಇವರು ನಿವೃತ್ತ ಭಾರತೀಯ ಜೀವ ವಿಮಾ ನಿಗಮದ ನೌಕರರು, ಸಾಂಸ್ಕೃತಿಕ ಹಾಗೂ ಸಾಮಾಜಿಕ ಚಿಂತಕರು, ಮೈಸೂರು. ಸರ್, ತಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ.
1: ಧನ್ಯವಾದಗಳು. ತಮಗೂ ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತ.
0: ಇಂದು ನಾವು ಆಷಾಢ ಮಾಸದ ವಿಶೇಷತೆಯ ಬಗ್ಗೆ ಮಾಹಿತಿ ಹಂಚಿಕೊಳ್ತಾ ಇದ್ದೀವಿ ಅಲ್ವಾ?
1: ಹೌದು.
0: ಆಷಾಢ ಮಾಸ ಎಂದಾಗ ಮಳೆಯ ಮಾಸ ಅಂತ ಹೇಳಬಹುದು. ಎಲ್ಲಾ ಕಡೆ ಮಳೆ, ನೀರು, ಮೋಡದಿಂದ ಕೂಡಿದ ವಾತಾವರಣ ಇರುತ್ತೆ. ಇಂತಹ ಮಾಸದಲ್ಲಿ ನಾವು ಯಾವ ರೀತಿಯಲ್ಲಿ ನಮ್ಮ ಬದುಕನ್ನು ಹಸನುಗೊಳಿಸ್ಕೋಬಹುದು, ಇದ್ರ ಬಗ್ಗೆ ಮಾಹಿತಿ ಹಂಚಿಕೊಳ್ತೀರಾ?
1: ಖಂಡಿತ. ಅದಕ್ಕೆ ಒಂದು ಕವಿತೆ ಈ ರೀತಿ ಇದೆ. ಕ್ರಿಮಿ ಕೀಟ ಯೋನಿಯೊಳ್ ಜನನ ಹೊಂದಿ ಅದರೊಳಗೆ ನೇಗಧೀಶ ಸುಕೃತದಿಂದ ಮೃಗ ದೇಹದಿ ಮೆರೆದು ಪುಣ್ಯವೇರೆ ನರ ಜನ್ಮ ಬಹುದಿದುದೇ ಜನೀಯ ಬಗೆಯು ಅಂತ. ಜೀವಿಯು ಮೊದಲು ಕ್ರಿಮಿ ಕೀಟ ಮೊದಲಾದ ಜನ್ಮ ತಾಳಿ ತಮ್ಮ ಸುಕೃತ ಫಲದಿಂದ ಪಶು ಜನ್ಮ ಪಡೆದು ತನ್ನ ಪುಣ್ಯ ಫಲದಿಂದ ಮೇಲೇರುತ್ತಾ ನರ ಜನ್ಮವನ್ನು ಪಡೆಯುತ್ತಾನೆ. ಅಂದರೆ ಪರಮಾತ್ಮನು ಪ್ರತಿ ಜೀವಿಯ ಶರೀರದಲ್ಲಿ ಆತ್ಮರೂಪದಲ್ಲಿ ಇರುವ ಬಗ್ಗೆ ನಮಗೆ ಶ್ರುತಿ ಸ್ಮೃತಿ ಪುರಾಣಗಳು ತಿಳಿಸಿಕೊಟ್ಟಿವೆ. ಆದುದರಿಂದಲೇ ಮಾನವ ಜನ್ಮ ದೊಡ್ಡದು ಎಂದು ಹಿರಿಯರು ಹೇಳಿದ್ದಾರೆ. ಇಂತಹ ಮಾನವ ಜನ್ಮ ದೊರಕಿದಾಗ ನಾವು ನಮ್ಮ ಬದುಕನ್ನು ಯಾವ ರೀತಿಯಲ್ಲಿ ರೂಪಿಸಿಕೊಳ್ಳಬೇಕು ಎಂಬುದನ್ನು ನಾವೇ ಅರಿತು ಬಾಳಬೇಕು. ಅಂದರೆ ಬದುಕಿನ ಅಂತಿಮ ಗುರಿ ಮೋಕ್ಷ ಸಾಧನೆಯಾಗಬೇಕು. ಅದಕ್ಕಾಗಿ ನಮ್ಮ ಸನಾತನ ಪರಂಪರೆಯಲ್ಲಿ ಹಬ್ಬ, ಉತ್ಸವ, ಪೂಜೆ ಮುಂತಾದ ಧಾರ್ಮಿಕ ಆಧ್ಯಾತ್ಮಿಕ ಮಾರ್ಗಗಳ ಮೂಲಕ ಮೋಕ್ಷ ಪಡೆಯಬೇಕು ಎಂಬುದನ್ನು ತಿಳಿಸಿಕೊಟ್ಟಿದ್ದಾರೆ.
0: ಈ ಆಷಾಢ ಮಾಸಕ್ಕೆ ಯಾವುದಾದರೂ ಪೌರಾಣಿಕ ಹಿನ್ನೆಲೆ ಇದೆಯಾ? ಇದ್ರೆ ಅದ್ರ ಬಗ್ಗೆ ತಿಳಿಸ್ಕೊಡಬಹುದಾ?
1: ಪೌರಾಣಿಕ ಹಿನ್ನೆಲೆ ಇದೆ. ಹಲವಾರು ಪೌರಾಣಿಕ ಕಥೆಗಳು ಮತ್ತು ದಂತಕಥೆಗಳು ಆಷಾಢ ಮಾಸದೊಂದಿಗೆ ಸಂಬಂಧ ಹೊಂದಿವೆ. ಅಂತಹ ಒಂದು ಜನಪ್ರಿಯ ದಂತಕಥೆಯು ಬಲಿಬಂಧನ ಎಂದು ಕರೆಯಲ್ಪಡುವ ಭಗವಾನ್ ವಿಷ್ಣುವಿನ 5ನೇ ಅವತಾರವಾದ ವಾಮನನ ಸುತ್ತು ಸುತ್ತುತ್ತದೆ. ಈ ತಿಂಗಳಲ್ಲಿ ಭಗವಂತ ರಾಕ್ಷಸ ರಾಜ ಬಲಿಯನ್ನು ಭೇಟಿ ಮಾಡಿ ಅವನ ಅಹಂಕಾರ ಮತ್ತು ಹೆಮ್ಮೆಯನ್ನು ಮುರಿಯಲು ಹೋದನು. ಈ ಕಥೆಯು ಕೆಟ್ಟದರ ಮೇಲೆ ಒಳ್ಳೆಯದರ ವಿಜಯವನ್ನು ಸಂಕೇತಿಸುತ್ತದೆ ಮತ್ತು

0: ಆಷಾಢ ಮಾಸದ ಆಧ್ಯಾತ್ಮಿಕ ಮಹತ್ವವನ್ನು ಮತ್ತಷ್ಟು ಬಲಪಡಿಸುತ್ತದೆ.
1: ಈ ಮೋಕ್ಷ ಸಾಧನೆಯ ಹಿನ್ನೆಲೆಯಲ್ಲಿ ಆಷಾಢ ಮಾಸದ ಹಿನ್ನೆಲೆ ಹಾಗೆ ಆಷಾಢ ಮಾಸದ ವಿಶೇಷತೆಯ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ನಮ್ಮ ಕೇಳುಗರು ಕೇಳುವಂತಾಗ್ಲಿ ಅಲ್ವಾ, ಅದ್ರ ಬಗ್ಗೆ ಹೇಳ್ತೀರಾ?
0: ನಮ್ಮ ಸನಾತನ ಸಂಸ್ಕೃತಿ ಅಥವಾ ಹಿಂದೂ ಕಾಲಮಾನದ ಪ್ರಕಾರ ಆಷಾಢ ಮಾಸ ನಾಲ್ಕನೆಯ ಮಾಸವಾಗಿರುತ್ತದೆ. ಆಷಾಢ ಮಾಸವು ಭಾರತೀಯರಿಗೆ ವಿಶೇಷ ಮಾಸವು. ಈ ಮಾಸದಲ್ಲಿ ಮಳೆಗಾಲವು ಜೊತೆ ಜೊತೆಯಲ್ಲಿಯೇ ಇರುತ್ತದೆ. ಅದಕ್ಕೆ ಒಂದು ಸಂಸ್ಕೃತ ವಾಣಿ ಈ ರೀತಿ ಇದೆ: ಆಷಾಢ ವಾತೆ ಚರತಿ ದ್ವಿಪೇಂದ್ರೆ ಚಕ್ರೀವತೋ ವಾರಿದೀರಿವ ಕಾಷ್ಟಃ. ಅಂದರೆ ಆಷಾಢದ ಗಾಳಿಗೆ ಆನೆಯನ್ನೇ ಹಾರಿಸಿಕೊಂಡು ಹೋಗುವ ಸಾಮರ್ಥ್ಯವಿರುವಾಗ ಕಟ್ಟಿಗೆಗೆ ಸಮಾನವಾದ ಕತ್ತೆಯ ಗತಿಯೇನು ಎಂದು. ಈ ಮಾಸವು ಜ್ಞಾನೋಪಾಸನೆಗೆ, ಲೋಕೋದ್ಧಾರಕ್ಕೆ, ಭಗವಂತ ಭಗವತಿಯ ಸೇವೆಗೆ ಶ್ರೇಷ್ಠವಾದ ಮಾಸ. ಈ ಮಾಸದಲ್ಲಿ ದೇವಿಯ ಆರಾಧನೆಯನ್ನು ಮಾಡುವುದು ವಿಶೇಷವು. ದುರ್ಗಾದೇವಿ, ಚಾಮುಂಡೇಶ್ವರಿ, ಲಕ್ಷ್ಮೀದೇವಿ ಮುಂತಾದ ಗ್ರಾಮ ದೇವತೆಗಳ ಪೂಜೆ ಸಲ್ಲಿಸಲಾಗುತ್ತದೆ. ನಾಲ್ಕು ಶುಕ್ರವಾರಗಳು ರಾಜ್ಯದ ಎಲ್ಲ ದೇವಿಯರ ಮಂದಿರಗಳಲ್ಲಿ ವಿಶೇಷ ಪೂಜೆ ಸಾಗುತ್ತದೆ. ಇದರೊಂದಿಗೆ ಸಾಮೂಹಿಕ ಪ್ರಸಾದ ವಿತರಣೆಯನ್ನು ಕೂಡ ಕೈಗೊಳ್ಳಲಾಗುತ್ತದೆ. ತಮಿಳುನಾಡಿನವರು ಆಡಿ ಮಾಸವೆಂದು ಆಚರಿಸುತ್ತಾರೆ. ಅಂತರಂಗದ ಸಾಧನೆಗಳಾದ ಧ್ಯಾನ, ತಪಸ್ಸು, ಸ್ವಾಧ್ಯಾಯಕ್ಕೆ ಅನುಕೂಲಕರವಾಗಿದೆ ಈ ಮಾಸ. ರೈತರು ಈ ಆಷಾಢ ಮಾಸದಲ್ಲಿ ಮೆಂತ್ಯ ಹಿಟ್ಟಿನ ಕಷಾಯ ಮುಂತಾದ ಪದಾರ್ಥಗಳಿಂದ ಆಷಾಢ ಭೋಜನ ಸೇವಿಸುವ ಪದ್ಧತಿ ಕೂಡ ಇದೆ. ದಕ್ಷಿಣಾಯನ ಪುಣ್ಯಕಾಲ ಕೂಡ ಈ ಮಾಸದಲ್ಲಿ ಬರುತ್ತದೆ. ಭಾರತೀಯ ಪಂಚಾಂಗದಲ್ಲಿ ಸೂರ್ಯನ ಚಲನೆಯನ್ನು ಅವಲಂಬಿಸಿ ದಕ್ಷಿಣಾಯನ ಹಾಗೂ ಉತ್ತರಾಯಣ ಎಂಬುದನ್ನು ವಿಂಗಡಿಸಲಾಗಿದೆ. ಹೀಗೆ ನಮ್ಮಲ್ಲಿನ ಆಚರಣೆಗಳು ವೈಜ್ಞಾನಿಕವಾಗಿ ಪ್ರಕೃತಿಯನ್ನು ಆರಾಧಿಸುವ ಪದ್ಧತಿ ಇದೆ.
1: ಈ ಆಷಾಢ ಮಾಸದಲ್ಲಿ ನಾವು ಆಚರಿಸುವ ಏಕಾದಶಿ ಆಚರಣೆಯ ಬಗ್ಗೆ ಹಾಗೂ ಪ್ರಥಮ ಏಕಾದಶಿ ಬಗ್ಗೆ ತಿಳಿಸ್ಕೊಡ್ತೀರಾ?
0: ಆಷಾಢ ಶುಕ್ಲ ಪಕ್ಷದ ಏಕಾದಶಿಯನ್ನು ಪ್ರಥಮ ಏಕಾದಶಿ ಎಂದು ವಿಶೇಷವಾಗಿ ಆಚರಿಸಲಾಗುತ್ತದೆ. ಪ್ರಥಮ ಏಕಾದಶಿ ಎಂದು ಎಲ್ಲರೂ ಉಪವಾಸದಿಂದ ಇದ್ದು ಏಕಾದಶಿ ವ್ರತವನ್ನು ಆಚರಿಸುತ್ತಾರೆ. ಏಕಾದಶಿ ಎಂದು ಉಪವಾಸವಿದ್ದು ಮಾರನೆಯ ದಿವಸ ಅಂದರೆ ದ್ವಾದಶಿ ಎಂದು ಸೂರ್ಯೋದಯಕ್ಕೆ ಆಹಾರ ಸ್ವೀಕಾರ ಮಾಡುವುದು ವಾಡಿಕೆ. ಇತ್ತೀಚಿನ ದಿನಗಳಲ್ಲಿ ದೇಹದ ಶಕ್ತಿಗೆ ಅನುಸಾರವಾಗಿ ಭಕ್ತರು ಭಗವಂತನ ಆರಾಧನೆಗಾಗಿ ಏಕಾದಶಿ ವ್ರತವನ್ನು ಕೈಗೊಳ್ಳುತ್ತಾರೆ. ಅದರಲ್ಲಿ ನಿರ್ಜಲ ಅಂದರೆ ನೀರು ಕೂಡ ಕುಡಿಯದೆ, ಜಲಹಾರಿ ಎಂದರೆ ನೀರನ್ನು ಮಾತ್ರ ಸ್ವೀಕರಿಸಿ, ಫಲಹಾರಿ ಎಂದರೆ ಹಣ್ಣನ್ನು ತೆಗೆದುಕೊಂಡು, ನತ್ತ ಭೋಜಿ ಅಂದರೆ ಒಂದು ಬಾರಿ ಊಟ ಮಾಡುವುದರೊಂದಿಗೆ ಉಪವಾಸ ವ್ರತವನ್ನು ಆಚರಿಸುತ್ತಾರೆ. ಭಾರತೀಯ ಆಯುರ್ವೇದದ ಪ್ರಕಾರ 15 ದಿನಗಳಿಗೊಮ್ಮೆ ಉಪವಾಸ ಇರುವುದರಿಂದ ದೇಹದಲ್ಲಿನ ಕಲ್ಮಶಗಳನ್ನು ಹೊರಹಾಕಲು ಸಹಕಾರಿಯಾಗುತ್ತದೆ. ಭಗವಂತನ ಸ್ಮರಣೆ ಮಾಡುವುದರಿಂದ ತನು ಮನ ಈ ಎರಡು ಶುದ್ಧಿಗೊಳ್ಳುತ್ತದೆ. ಆಷಾಢ ಮಾಸದ ಶುಕ್ಲ ಪಕ್ಷದ ದ್ವಿತೀಯದಂದು ಪುರಿ ಜಗನ್ನಾಥನ ರಥಯಾತ್ರೆ ಕೂಡ ನಡೆಯುತ್ತದೆ. ವಲ್ಲಭಾಚಾರ್ಯರ ಜಯಂತಿ ಕೂಡ ಈ ದಿನದಂದು ಇರುತ್ತದೆ.

0: ಆಷಾಢ ಮಾಸದಲ್ಲಿ ನೂತನ ವಿವಾಹಿತ ಹೆಣ್ಮಕ್ಳು ತಮ್ಮ ಪತಿಯ ಮನೆಯಿಂದ ತವರು ಮನೆಗೆ ಹೋಗ್ತಾರೆ. ಈ ಪದ್ಧತಿ ಹಿಂದಿನಿಂದಲೂ ಆಚರಿಸಿಕೊಂಡು ಬಂದಿದ್ದೇವೆ. ಪತಿಯ ಮನೆಯಿಂದ ತವರು ಮನೆಗೆ ಯಾಕೆ ಹೋಗ್ತಾರೆ, ಇದ್ರ ಬಗ್ಗೆ ಏನಾದ್ರು ನಿಖರ ಮಾಹಿತಿ ಇದೆಯಾ, ಅದ್ರ ಬಗ್ಗೆ ತಿಳಿಸ್ಕೊಡ್ಬಹುದಾ?
1: ವೈಜ್ಞಾನಿಕ ಹಿನ್ನೆಲೆ ಇಲ್ಲದೆ ಇದ್ರೂ ಈ ಪದ್ಧತಿ ಜಾರಿಯಲ್ಲಿದೆ. ಹೊಸದಾಗಿ ವಿವಾಹವಾದ ಹೆಣ್ಣು ಮಕ್ಕಳು ತಮ್ಮ ಪತಿಯ ಮನೆಯಿಂದ ತಾಯಿಯ ಮನೆಗೆ ಹೋಗಿ ಒಂದು ತಿಂಗಳು ಅಂದರೆ ಈ ಆಷಾಢ ಮಾಸದಲ್ಲಿ ತವರು ಮನೆಯಲ್ಲಿ ಇರುತ್ತಾರೆ. ಇದಕ್ಕೆ ಹೆಚ್ಚು ಕಾರಣ ತಿಳಿದಿಲ್ಲವಾದರೂ ಸಾಮಾನ್ಯವಾಗಿ ಹೇಳುವುದಾದರೆ ಹೊಸದಾಗಿ ವಿವಾಹವಾಗಿರುವುದರಿಂದ ತನ್ನ ಮನೆಗೆ ಹೋಗಿ ತನ್ನ ಕಷ್ಟ ಸುಖಗಳನ್ನು ಅನುಭವಿಸಿರುವುದನ್ನು ಹಂಚಿಕೊಳ್ಳಲು ಈ ಮಾಸ ಅವಕಾಶ ನೀಡುತ್ತದೆ. ಈ ಒಂದು ತಿಂಗಳು ತನ್ನ ಮಾತಾಪಿತೃಗಳೊಂದಿಗೆ ಇದ್ದು ತನ್ನ ಗಂಡನ ಮನೆಯವರ ಬೇಕು ಬೇಡಗಳನ್ನು ಚರ್ಚೆ ಮಾಡಿ ತಾನು ಯಾವ ರೀತಿ ಹೊಂದಾಣಿಕೆ ಮಾಡಿಕೊಂಡು ಬದುಕಬಹುದು ಎಂಬುದನ್ನು ಕಲಿಯಲು ಒಂದು ಅವಕಾಶ ಆಗಬಹುದು ಎಂದು ಅನ್ನಿಸುತ್ತದೆ.
0: ಈ ಆಷಾಢ ಮಾಸದಲ್ಲಿ ಬರುವ ಹುಣ್ಣಿಮೆ ದಿನದಂದು ನಾವೆಲ್ಲರೂ ಗುರುಗಳಿಗೆ ವಂದನೆ ಸಲ್ಲಿಸುತ್ತೇವೆ. ಅವರಿಗೆ ಪೂಜಿಸುವ, ಗೌರವ ಸಲ್ಲಿಸುವ ದಿನ ಅದೇ ಗುರು ಪೂರ್ಣಿಮೆ ಅಲ್ವಾ? ಈ ಗುರು ಪೂರ್ಣಿಮೆಯ ಬಗ್ಗೆ ನಮ್ಮ ಕೇಳುಗರಿಗೆ ಮಾಹಿತಿ ಹಂಚಿಕೊಳ್ಳಬಹುದಾ? ಹಾಗಾಗಿ ಎಲ್ಲ ಗುರುಗಳನ್ನ ಅವರು ಕೂಡ ಗೌರವಿಸಿ ವಂದಿಸ್ತಾರೆ ಅಂತ ನನ್ನ ಭಾವನೆ.

0: ಖಂಡಿತ. ಗುರುವು ಶಿಷ್ಯನಲ್ಲಿ ಜ್ಞಾನದ ಸಚ್ಚಿಂತನೆಗಳ ನೂತನ ಸಂಸ್ಕಾರಗಳನ್ನು ಸೃಷ್ಟಿ ಮಾಡುವುದರಿಂದ ಇವನು ಬ್ರಹ್ಮಸ್ವರೂಪಿಯು. ಶಿಷ್ಯನಲ್ಲಿ ಮೂಡಿದ ಆ ಜ್ಞಾನವನ್ನು ಪೋಷಿಸಿ ಆತ ದಾರಿ ತಪ್ಪದಂತೆ ಕಾಯುವುದರಿಂದ ವಿಷ್ಣು ಸ್ವರೂಪಿಯು. ಶಿಷ್ಯನ ಒಳಗಿರುವ ಅಜ್ಞಾನ, ಅಹಂಕಾರ ಮತ್ತು ವಿಕಾರಗಳನ್ನು ನಾಶ ಮಾಡುವುದರಿಂದ ಗುರುವು ಮಹೇಶ್ವರ ಯಾ ಶಿವಸ್ವರೂಪಿ. ಹೀಗೆ ಕಣ್ಣಿಗೆ ಕಾಣದ ಆ ಪರಮಸತ್ಯ ಅಥವಾ ಪರಬ್ರಹ್ಮದ ಸಾಕ್ಷಾತ್ಕಾರವನ್ನು ಮಾಡಿಸುವುದೇ ಈ ಗುರು ಪರಂಪರೆಯ ವೈಶಿಷ್ಟ್ಯ. ಆದುದರಿಂದ ನಾವು ಈ ಕೆಳಗಿನ ಶ್ಲೋಕವನ್ನು ಪ್ರತಿನಿತ್ಯ ಪಠಿಸುತ್ತೇವೆ ಅಲ್ಲವೇ? ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ, ತಸ್ಮೈ ಶ್ರೀ ಗುರುವೇ ನಮಃ ಎಂದು. ಆಷಾಢ ಹುಣ್ಣಿಮೆಯಂದು ವೇದವ್ಯಾಸರ ಜನ್ಮದಿನ. ಮಹಾಭಾರತ, ಅಷ್ಟಾದಶ ಪುರಾಣಗಳನ್ನು ಸನಾತನ ಪರಂಪರೆಗೆ ಅನುಗ್ರಹಿಸಿದ ವ್ಯಾಸರ ಜನ್ಮದಿನ ಇಂದು. ಈ ದಿನವನ್ನು ಗುರು ಪೂರ್ಣಿಮೆ ಎಂದು ಆಚರಿಸಲಾಗುತ್ತದೆ. ಈ ದಿನದಂದು ತಮ್ಮ ತಮ್ಮ ಗುರುಗಳಿಗೆ, ಗುರು ಪರಂಪರೆಗಳಿಗೆ ಸಲ್ಲಿಸುವ ಪುಣ್ಯ ದಿನ ಇದು. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದವರು ತಾವು ಸ್ವೀಕಾರ ಮಾಡಿರುವ ಭಗವಾಧ್ವಜಕ್ಕೆ ಗುರುವಂದನೆ ಸಲ್ಲಿಸುತ್ತಾರೆ. ಈ ದಿನದಂದು ಗುರುಗಳಿಗೆ ಶಿಷ್ಯರು ಗುರುದಕ್ಷಿಣೆ ಕೊಡುವ ಪದ್ಧತಿ ಕೂಡ ಜಾರಿಯಲ್ಲಿದೆ. ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ ಎಂಬ ಮಾತಿನಂತೆ ಗುರುವನ್ನು ಪೂಜಿಸುವ, ಗೌರವಿಸುವ, ಸ್ಮರಿಸುವ ದಿನ ಈ ದಿನ. ವ್ಯಾಸ ಮಹರ್ಷಿಗಳು ರಚಿಸಿದ ಮಹಾಭಾರತ ನಮ್ಮ ಸನಾತನ ಪರಂಪರೆಯ ತಳಹದಿ. ವ್ಯಾಸರ ಜನ್ಮದಿನವೇ ಜ್ಞಾನೋಪಾಸನೆಯ ಗುರು ಪೂರ್ಣಿಮೆ. ಈ ದಿನದಂದು ಇಡೀ ಗುರು ಪರಂಪರೆಗೆ ನಾವು ನಮ್ಮ ನಮನಗಳನ್ನು ಸಲ್ಲಿಸುವುದಕ್ಕೆ ಇದು ಒಂದು ಸದವಕಾಶ. ಆ ಅವಕಾಶವನ್ನು ಸದುಪಯೋಗ ಪಡಿಸಿಕೊಳ್ಳೋಣ.
1: ಅಂದ್ರೆ ವೇದವ್ಯಾಸರ ಜನ್ಮದಿನವು ನಾವು ಗುರು ಪೂರ್ಣಿಮೆಯನ್ನ ಆಚರಿಸುವ ದಿನ ಎಂದಾಯ್ತು. ಹಾಗಾದ್ರೆ ವೇದವ್ಯಾಸರ ಬಗ್ಗೆ ಮಾಹಿತಿಯನ್ನ ಹಂಚಿಕೊಳ್ಳಬಹುದಾ?
0: ಖಂಡಿತ. ವೇದಗಳನ್ನು 4 ಭಾಗಗಳಾಗಿ ವಿಂಗಡಿಸಿ ತಮ್ಮ ಶಿಷ್ಯರ ಮೂಲಕ ಪ್ರಚಾರ ಮಾಡಿದವರು ವ್ಯಾಸರು. ಹಾಗಾಗಿ ಇವರನ್ನು ವೇದವ್ಯಾಸರು ಎಂದು ಕರೆಯಲಾಗಿದೆ. ವೇದವ್ಯಾಸರು ಬ್ರಹ್ಮಜ್ಞಾನಿಗಳು. ಇವರು ನೀಡಿದ ಇನ್ನಿತರ ಕೊಡುಗೆಗಳು ಎಂದರೆ 18 ಪುರಾಣಗಳು, ಉಪಪುರಾಣಗಳು, ಭಗವದ್ಗೀತೆ, ಬ್ರಹ್ಮಸೂತ್ರಗಳು ಮುಂತಾದವು. ಶ್ರೀಕೃಷ್ಣ ದ್ವೇಪಾಯನರು ಅಥವಾ ವ್ಯಾಸರನ್ನು ಪುರುಷ ಸರಸ್ವತಿ ಎಂತಲೂ, ಜ್ಞಾನದ ಹೊಸ ಆಯಾಮವೆಂತಲೂ, ವೇದಗಳನ್ನು ಭಜಿಸಿ ವಿಭಜಿಸಿದವರು ಎಂದು, ಆದಿಗುರುವಾಗಿ ನಮಗೆ ಮಾರ್ಗದರ್ಶನ ನೀಡಿದವರೆಂದು, 18 ಮಹಾಪುರಾಣಗಳನ್ನು ನೀಡಿದವರೆಂದು, ಮಹಾಭಾರತವನ್ನು ರಚಿಸಿದವರು ಎಂದು, ಸಾಂಕೇತಿಕಾರ್ಥವುಳ್ಳ ರಹಸ್ಯಪೂರ್ಣ ವ್ಯಕ್ತಿತ್ವದ ಮಾಂತ್ರಿಕ ಎಂದು, ಅಧ್ಯಾತ್ಮ ಬ್ರಹ್ಮಸೂತ್ರ ರಚನಾಕಾರರೆಂದು, ಬದುಕಿನ ಒಳ ದಡಗಳನ್ನು ದರ್ಶಿಸಿದ ಋಷಿ ಎಂದು, ಜಗದ ಅಡಿ ಅಡಿಯನ್ನು ಸ್ಪರ್ಶಿಸಿದ ಕವಿ ಎಂದು, ಇತಿಹಾಸ ಜ್ಞಾನ ವಿಜ್ಞಾನಗಳ ಕಣಜ ಎಂದು, ಎಲ್ಲಕ್ಕಿಂತ ಮಿಗಲಾಗಿ ಗುರುಣಾಂ ಗುರುಹು, ಗುರುಗಳಲ್ಲಿ ಗುರುವೆಂದು ಬಣ್ಣಿಸಬಹುದು. ಇಂತಹ ಮಹಾಮಹಿಮರನ್ನು, ಋಷಿಪುಂಗವರನ್ನು, ಋಷಿಶ್ರೇಷ್ಠರನ್ನು ಪೂಜಿಸಿ ಗೌರವಿಸುವ ದಿನವೇ ವ್ಯಾಸ ಪೂರ್ಣಿಮೆ ಅಥವಾ ಗುರು ಪೂರ್ಣಿಮೆ. ಪ್ರತಿ ವರ್ಷ ಆಷಾಢ ಮಾಸದ ಶುಕ್ಲ ಪಕ್ಷದ ಹುಣ್ಣಿಮೆಯನ್ನು ಗುರು ಪೂರ್ಣಿಮೆ ಎಂದು ಆಚರಿಸಲಾಗುತ್ತದೆ. ಈ ದಿನವು ಸನಾತನ ಭಾರತದ ಋಷಿ ಪರಂಪರೆಗೆ, ಯತಿ ಪರಂಪರೆಗೆ, ಗುರು ಪರಂಪರೆಗೆ ಗೌರವಿಸುವ, ಪೂಜಿಸುವ, ಸ್ಮರಿಸುವ ದಿನ.
1: ನಾವು ಆಷಾಢ ಮಾಸದಲ್ಲಿ ಚಾತುರ್ಮಾಸ್ಯ ವ್ರತವನ್ನ ಸಾಧು ಸಂತರು, ಗುರುಗಳು, ಮಠಾಧೀಶರು ಕೈಗೊಳ್ತಾರೆ ಅಂತ ನೋಡಿದೀವಿ. ಹಾಗಾಗಿ ಈ ಚಾತುರ್ಮಾಸ್ಯ ವ್ರತದ ಬಗ್ಗೆ ನಮ್ಮ ಕೇಳುಗರೊಂದಿಗೆ ವಿಷಯ ಹಂಚಿಕೊಳ್ಳಬಹುದಾ? ಏನಿದ್ರ ವಿಶೇಷ, ಇದ್ರ ಬಗ್ಗೆ ತಿಳಿಸ್ಕೊಡ್ತೀರಾ?
0: ಚಾತುರ್ಮಾಸ್ಯದಲ್ಲಿ ಗುರುಗಳಿಗೆ ವಂದನೆ ಮಾಡುವುದರೊಂದಿಗೆ ನಾವು ವ್ರತವನ್ನು ಕೈಗೊಳ್ಳುವ ಪರಂಪರೆ ಕೂಡ ಕಂಡಿದ್ದೇವೆ. ಗುರು ಎಂದಾಗ 2 ಅಕ್ಷರಗಳಿದೆ. ಗು ಎಂದರೆ ಕತ್ತಲೆ ಅಥವಾ ಅಜ್ಞಾನ, ರು ಎಂದರೆ ನಿವಾರಿಸುವವನು ಅಥವಾ ಬೆಳಕನ್ನು ನೀಡುವವನು ಎಂದು. ಇಂತಹ ಗುರು ಪರಂಪರೆಯಲ್ಲಿ ಬರುವ ಸಾಧು ಸಂತರು, ಮಹಂತರು ಈ ಚಾತುರ್ಮಾಸ್ಯ ವ್ರತವನ್ನು ಕೈಗೊಳ್ಳುವರು. ಈ ವ್ರತದ ಪ್ರಾರಂಭದ ದಿನವೇ ಗುರು ಪೂರ್ಣಿಮೆಯ ದಿನ. ಈ ದಿನದಿಂದ ಚಾತುರ್ಮಾಸ್ಯ ವ್ರತ ಪ್ರಾರಂಭವಾಗಿ ಅನಂತ ಪದ್ಮನಾಭ ವ್ರತದ ನಂತರ ಮುಕ್ತಾಯಗೊಳ್ಳಲಿದೆ. ವ್ಯಾಸ ಪೂರ್ಣಿಮೆಯ ದಿನದಂದು ಭಾರತದ ಎಲ್ಲ ಸಾಧುಸಂತರು ಚಾತುರ್ಮಾಸ್ಯ ವ್ರತವನ್ನು ಕೈಗೊಳ್ಳಲಿದ್ದಾರೆ. ಚಾತುರ್ಮಾಸ್ಯ ಎಂದರೆ 4 ತಿಂಗಳ ವ್ರತ ಎಂದು, ಆದರೆ ಇಲ್ಲಿ ಪಕ್ಷೋವೈ ಮಾಸ ಅಂದರೆ 4 ಪಕ್ಷಗಳು ಎಂದು ತಿಳಿಯಬೇಕು. ಚಾತುರ್ಮಾಸ್ಯ ವ್ರತಕ್ಕೆ ಇನ್ನೊಂದು ಕಾರಣ, ಸ್ಥಿತಿಕರ್ತನಾದ ಮಹಾವಿಷ್ಣುವು ಆಷಾಢ ಮಾಸದಿಂದ ಕಾರ್ತಿಕ

ಮಾಸದವರೆಗೆ ಅಂತರ್ಮುಖಿಯಾಗಿ ದಿವ್ಯ ನಿದ್ರೆಯಲ್ಲಿ ಮಗ್ನನಾಗಿರುತ್ತಾನೆ. ಈ ಸಮಯದಲ್ಲಿ ಯತಿಗಳಾದವರು ಅಂತರ್ಮುಖಿಗಳಾಗಿ ತಮ್ಮ ಸಾಧನೆಯಲ್ಲಿ ಹೆಚ್ಚು ತೊಡಗಬೇಕು. ಹಾಗೆ ಮಾಡಿದಾಗ ಸಮಾಜ ಹಸನಾಗಲು ಅನುಕೂಲವಾಗಲಿದೆ. ಸಾತ್ವಿಕ ಶಕ್ತಿಯ ಸಂಚಾರ ದೇಶದ ಎಲ್ಲ ಕಡೆ ಹರಡುತ್ತದೆ.

0: ಇನ್ನ ಆಷಾಢ ಮಾಸದ ಕಡೆಯ ದಿನವಾದ ಅಮಾವಾಸ್ಯೆಯಂದು ನಾವು ಜ್ಯೋತಿರ್ಭೀಮೇಶ್ವರ ವ್ರತವನ್ನ ಆಚರಿಸಿಕೊಂಡು ಬಂದಿದ್ದೇವೆ. ಸುಮಂಗಲಿಯರು ತಮ್ಮ ಜೀವನದ ಎಲ್ಲ ಹಾದಿಗಳು ಹಸನಾಗಿರಲಿ ಎಂದು ಪ್ರಾರ್ಥಿಸುತ್ತಾರೆ. ಹಾಗಾಗಿ ಈ ವ್ರತದ ಬಗ್ಗೆ ಮಾಹಿತಿ ಹಂಚಿಕೊಳ್ಳಬಹುದಾ?
1: ಆಷಾಢ ಮಾಸದ ಕಡೆಯ ದಿನದಂದು ಜ್ಯೋತಿರ್ಭೀಮೇಶ್ವರ ವ್ರತವನ್ನು ಆಚರಿಸುವ ಪದ್ಧತಿ ಇದೆ. ಈ ವ್ರತವನ್ನು ಭಾರತೀಯ ನಾರಿಯರು ತಾವು ದೀರ್ಘ ಸುಮಂಗಲಿಗಳಾಗಿ ಸುಖ ಸಂಪದವನ್ನು ಹೊಂದಿ ಪತಿಯೊಂದಿಗೆ ದೀರ್ಘಕಾಲ ಬಾಳಲು ಆಚರಿಸುತ್ತಾರೆ. ಈ ದಿನದಂದು ಸುಮಂಗಲಿಯರು ಮಂಗಳ ಸ್ನಾನ ಮಾಡಿ ಶ್ರದ್ಧಾಭಕ್ತಿಯಿಂದ ಅಕ್ಕಿಯ ರಾಶಿಯನ್ನು ಹಾಕಿ ಅದರ ಮೇಲೆ ತುಪ್ಪದಿಂದ ಉರಿಯುವ ದೀಪಸ್ತಂಭವನ್ನು ಇರಿಸಿ ಭೀಮೇಶ್ವರನನ್ನು ಆರಾಧಿಸುತ್ತಾರೆ. ಈ ದೀಪಸ್ತಂಭದಲ್ಲಿ ಭವಾದಿ ಅಷ್ಟಮೂರ್ತಿಗಳು ಹಾಗೂ ಚಂದ್ರನ ಸ್ವರೂಪದಲ್ಲಿ ಜ್ಯೋತಿಯನ್ನು ಬೆಳಗಲಾಗುತ್ತದೆ. ಕೆಲವರು ಮಣ್ಣಿನಲ್ಲಿ ಭೀಮೇಶ್ವರನ ಮಾತೃಕೆಗಳನ್ನು ಮಾಡಿ ತಂಬಿಟ್ಟಿನಲ್ಲಿ ಆರತಿ ಮಾಡುತ್ತಾರೆ. ಪಂಚೋಪಚಾರ ಷೋಡಶೋಪಚಾರ ಕ್ರಮದಲ್ಲಿ ಅಥವಾ ವ್ರತ ವಿಧಾನವನ್ನು ಅನುಸರಿಸಿ ಪರಮೇಶ್ವರನನ್ನು ಆರಾಧಿಸುತ್ತಾರೆ. ಭೀಮನು ಶಿವಾಂಶ ಸಂಭೂತನೆಂದು ಒಂದು ನಂಬಿಕೆ. ಈ ದಿನದಂದು ಕೀಚಕನನ್ನು ಭೀಮನು ಸಂಹಾರ ಮಾಡಿದನೆಂದು ಕೂಡ ಪ್ರತೀತಿ ಇದೆ.
0: ಪ್ರತಿ ವರ್ಷ ಆಷಾಢ ಮಾಸದಲ್ಲಿ ನಮ್ಮ ನಾಡಿನ ಅಧಿದೇವತೆ ಚಾಮುಂಡಿ ಬೆಟ್ಟದಲ್ಲಿ ನೆಲೆಸಿರುವ ಶ್ರೀ ಚಾಮುಂಡೇಶ್ವರಿ ದೇವಿಯ ವರದಂತಿ ಕೂಡ ಬರುತ್ತೆ. ಈ ಆಷಾಢ ಮಾಸದ ಶುಕ್ರವಾರದಲ್ಲಂತೂ ದೇವಿಗೆ ವಿಶೇಷ ಪೂಜೆ ಅಲಂಕಾರ ನಡೆಯುತ್ತದೆ. ಮೈಸೂರಿನ ಅರಸರ ದೇವತೆ ಕೂಡ ಶ್ರೀ ಚಾಮುಂಡೇಶ್ವರಿ ದೇವಿ. ಹಾಗಾಗಿ ಚಾಮುಂಡಿ ಬೆಟ್ಟದಲ್ಲಿ ಕೂಡ ವಿಶೇಷ ಕಾರ್ಯಕ್ರಮಗಳು ಜರುಗಲಿದೆ. ಹಾಗಾಗಿ ಶ್ರೀ ಚಾಮುಂಡೇಶ್ವರಿ ವರದಂತಿ ಬಗ್ಗೆ ಮಾಹಿತಿಯನ್ನ ಹಂಚಿಕೊಳ್ಳಬಹುದಾ?
1: ಚಾಮುಂಡೇಶ್ವರಿ ವರದಂತಿ ಬಗ್ಗೆ ಹೇಳುವುದಾದರೆ, ನಮಗೆಲ್ಲರಿಗೂ ತಿಳಿದಂತೆ ಮೈಸೂರನ್ನು ಕರ್ನಾಟಕದ ಸಾಂಸ್ಕೃತಿಕ ರಾಜಧಾನಿ ಎಂದು ಕರೆಯಲಾಗಿದೆ. ಇತಿಹಾಸದಲ್ಲಿ, ಚರಿತ್ರೆಯಲ್ಲಿ ಹಾಗೂ ಪುರಾಣಗಳಲ್ಲಿ ಉಕ್ತವಾಗಿರುವ ಶ್ರೀ ಕ್ಷೇತ್ರ ಮಹಾಬಲಾಚಲ. ಈ ಮಹಾಬಲಾಚಲದಲ್ಲಿ ಪಾರ್ವತಿ ಸಮೇತ ಮಹಾಬಲಾದರೇಶ್ವರ ಸ್ವಾಮಿ, ಶ್ರೀ ಚಾಮುಂಡೇಶ್ವರಿ, ಶ್ರೀ ಲಕ್ಷ್ಮೀ ಸಮೇತ ನಾರಾಯಣ ಸ್ವಾಮಿ ಸನ್ನಿಧಿಗಳಲ್ಲಿ ನಿತ್ಯ ನಿರಂತರ ಆರಾಧನೆ ಅನೂಚಾನವಾಗಿ ನಡೆದುಕೊಂಡು ಬಂದಿದೆ. ಭಾರತದ 18 ಮಹಾಶಕ್ತಿ ಪೀಠಗಳಲ್ಲಿ ಒಂದಾದ ಕ್ರೌಂಚ ಪೀಠ ಎಂದು ಕೂಡ ಇದನ್ನು ಕರೆಯಲಾಗಿದೆ. ಇದನ್ನು ಮಚ್ಚಿಲದ ತೀರ್ಥವೆಂದು ಕರೆಯಲಾಗಿದೆ. ಇನ್ನು ಚಾಮುಂಡೇಶ್ವರಿಯ ವರ್ಧಂತಿಯ ಬಗ್ಗೆ ಹೇಳುವುದಾದರೆ, ಈ ವರ್ಧಂತಿಯು ಪ್ರತಿ ವರ್ಷ ಆಷಾಢ ಮಾಸದ ಕೃಷ್ಣ ಪಕ್ಷದ ರೇವತಿ ನಕ್ಷತ್ರದ ದಿನದಂದು ನಡೆಯಲಿದೆ. ಈ ದಿನದಂದು ಚಾಮುಂಡಿ ಬೆಟ್ಟದಲ್ಲಿರುವ ಉತ್ಸವ ಮೂರ್ತಿಯನ್ನು ಪ್ರತಿಷ್ಠಾಪಿಸಿದ ದಿನ ಎಂದು ತಿಳಿದು ಬಂದಿದೆ. ಹಾಗಾಗಿ ಈ ದಿನವನ್ನು ವರ್ಷ ವರ್ಧಂತಿಯನ್ನಾಗಿ ಆಚರಿಸಿಕೊಂಡು ಬರಲಾಗುತ್ತಿದೆ. ಅಂದು ಬೆಳಗಿನ ಜಾವ ದೇವಿಗೆ ಅಭಿಷೇಕ ಪೂಜೆ ಜರುಗುತ್ತದೆ. ಅನಂತರ ಚಿನ್ನದ ಪಲ್ಲಕ್ಕಿಯಲ್ಲಿ ದೇವಿಯ ಉತ್ಸವವು ರಾಜ ಬೀದಿಗಳಲ್ಲಿ ಸಾಗುತ್ತದೆ. ಈ ಸಂದರ್ಭದಲ್ಲಿ ಮೈಸೂರು ಅರಮನೆಯ ವಾದ್ಯ ನಾದಸ್ವರ ಸಹಿತ ಮೆರವಣಿಗೆ ನೋಡಲು ಎರಡು ಕಣ್ಣು ಸಾಲದು. ಈ ದಿನದಂದು ಮೈಸೂರಿನ ಎಲ್ಲ ಪ್ರದೇಶಗಳಲ್ಲಿ ಅನ್ನದಾನ ಸೇವೆ ಕೂಡ ಜರುಗಲಿದೆ.
0: ಇಂದು ನಾವು ಆಷಾಢ ಮಾಸದಲ್ಲಿ ಆಚರಿಸುವ ಹಬ್ಬಗಳ ಬಗ್ಗೆ, ಪೂಜೆಗಳ ಬಗ್ಗೆ ವಿಚಾರವನ್ನ ವಿನಿಮಯ ಮಾಡಿಕೊಂಡ್ವಿ. ಇದು ನಮ್ಮ ಕೇಳುಗರಿಗೂ ಕೂಡ ಸಂತೋಷ ಉಂಟು ಮಾಡಿದೆ ಎಂದು ನನ್ನ ನಂಬಿಕೆ. ಈ ವಿಚಾರ ಅವರ ಮನಸ್ಸಿಗೆ ಹಿಡಿಸಿದರೆ ನಮ್ಮ ಮಾಹಿತಿಯನ್ನು ಹಂಚಿಕೊಂಡಿದ್ದು ಸಾರ್ಥಕ ಅಲ್ವಾ?
1: ಖಂಡಿತ ಹೌದು. ಈ ಸಂದರ್ಶನವನ್ನು ಒಳ್ಳೆಯ ಪ್ರಶ್ನೆಗಳ ಮೂಲಕ ನಡೆಸಿಕೊಟ್ಟ ನಿಮಗೂ ಹಾಗೂ ನಮ್ಮೆಲ್ಲ ಕೇಳುಗರಿಗೂ ಅನಂತಾನಂತ ವಂದನೆಗಳು. ತಾವು ಕೇಳಿ ಆತ್ಮತೃಪ್ತಿ ಪಡೆಯುವುದರೊಂದಿಗೆ ತಮ್ಮ ಅಕ್ಕಪಕ್ಕದವರಿಗೂ, ವಿಶೇಷವಾಗಿ ಯುವ ಜನತೆಗೆ ನಮ್ಮ ಭಾರತೀಯ ಪರಂಪರೆಯ ಬಗ್ಗೆ ತಿಳಿಸಿ ಅವರು ಇದನ್ನು ಅರಿತು ತಮ್ಮ ಬಾಳಿನಲ್ಲಿ ಆಚರಣೆಗೆ ತರುವಂತೆ ಆಗಿ ಅವರು ಉತ್ತಮ ನಾಗರಿಕರಾಗಿ ಸಂಸ್ಕಾರಯುತ ವ್ಯಕ್ತಿಗಳಾಗಿ ಹೊರಹೊಮ್ಮಿ ಭಾರತದ ಹಿರಿಮೆ ಗರಿಮೆಗಳನ್ನು ಸಾರುವ ಸಾರಥಿಗಳಾಗಲಿ ಎಂದು ಹೇಳುತ್ತಾ ನನ್ನ ಮಾತಿಗೆ ವಿರಾಮ ಹೇಳುತ್ತೇನೆ. ಧನ್ಯವಾದಗಳು.

ಇದುವರೆಗೂ ಆಷಾಢ ಮಾಸದ ವಿಶೇಷ ಕಾರ್ಯಕ್ರಮದಲ್ಲಿ ಆಷಾಢ ಮಾಸದ ಹಿನ್ನೆಲೆ ಹಾಗೂ ವಿಶೇಷತೆ ಮತ್ತು ಈ ಮಾಸದಲ್ಲಿ ಜರುಗುವ ವಿಶೇಷ ಪೂಜಾ ಚಟುವಟಿಕೆಗಳ ಕುರಿತು ಮೈಸೂರಿನ ಸಂಸ್ಕೃತಿ ಚಿಂತಕರಾದ ಶ್ರೀ ಗಣೇಶ್ ದೀಕ್ಷಿತ್ ಅವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮವನ್ನು ಕೇಳ್ತಾ ಇದ್ರಿ. ಸಂದರ್ಶಕರು SN ಮೇಘನರಾವ್ರವರು.

0: ಸಮಯ ಆನಂದಮಯ, ಏಕೆಂದ್ರೆ ನಮ್ಮ ಜನಧ್ವನಿ ಕೇಳುಗರ ಹುಟ್ಟುಹಬ್ಬದ ಶುಭಾಶಯವನ್ನು ತಿಳಿಸುವಂತಹ ಸಮಯ.
1: ಸಂತಸದ ಜನುಮ ದಿನ, ಆನಂದ ತುಂಬಲಿ ಸುದಿನ.
0: ಇಂದು ಎಚ್ಡಿಕೋಟೆ ತಾಲೂಕಿನ ಹೊಸಮಳ ಗ್ರಾಮದ ಪುಟಾಣಿ ಶಾನ್ವಿಕರವರು ತಮ್ಮ 8 ವರ್ಷದ ಹುಟ್ಟುಹಬ್ಬದ ಸಂಭ್ರಮಾಚರಣೆಯಲ್ಲಿದ್ದಾರೆ. ಅವರಿಗೆ ಶುಭ ಕೋರುವವರು ತಂದೆ ಸ್ವಾಮಿರವರು, ತಾಯಿ ಸುಮಾರವರು ಹಾಗೂ ತಾತ ಅಜ್ಜಿಯಾದ ಮುನಿಯಪ್ಪ, ಗೀತಾ ಹಾಗೂ ಪುಟ್ಟಮ್ಮರವರು, ಅತ್ತೆಯಾದ ಸುಮಾರವರು, ಮಾವ ಕಾರ್ತಿಕರವರು ಹಾಗೂ ಪುಟಾಣಿಗಳಾದ ಮಲ್ಲಿಕಾ ಜೀವನ್ ಹಾಗೂ

0: ಎಲ್ಲರಿಗೂ ನಮಸ್ಕಾರ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ಇಂದು ಡಿಜಿಟಲ್ ಅರೆಸ್ಟ್ ಮೋಸದ ಕುರಿತು ಮಾಹಿತಿಯನ್ನು ತಿಳಿಯೋಣ. ನಮಸ್ಕಾರ ಕೇಳುಗರೆ, ನಿಮ್ಮ ನೆಚ್ಚಿನ ಕಾರ್ಯಕ್ರಮ ಡಿಜಿಟಲ್ ಸುರಕ್ಷತೆಗೆ ಸ್ವಾಗತ. ಇಂದು ನಾವು ದೇಶಾದ್ಯಂತ ಹೆಚ್ಚುತ್ತಿರುವ ಒಂದು ಗಂಭೀರ ಸಮಸ್ಯೆ ಸೈಬರ್ ಮೋಸದ ಬಗ್ಗೆ ಮಾತನಾಡಲಿದ್ದೇವೆ. ಅದೇ ಡಿಜಿಟಲ್ ಅರೆಸ್ಟ್ ಮೋಸ. ಈ ಮೋಸದಿಂದ ಹಲವರು ತಮ್ಮ ಹಣ, ಸಮಯ ಮತ್ತು ಮಾನಸಿಕ ಶಾಂತಿಯನ್ನು ಕಳೆದುಕೊಳ್ಳುತ್ತಿದ್ದಾರೆ. ಆದರೆ ಸರಿಯಾದ ಜಾಗೃತಿ ಇದ್ದರೆ ಇದರಿಂದ ತಪ್ಪಿಸಿಕೊಳ್ಳಬಹುದು. ಹಾಗಿದ್ರೆ ಡಿಜಿಟಲ್ ಅರೆಸ್ಟ್ ಅಂದ್ರೇನು? ಮೊದಲು ಒಂದು ಮುಖ್ಯ ವಿಷಯ ತಿಳಿದುಕೊಳ್ಳೋಣ. ಡಿಜಿಟಲ್ ಅರೆಸ್ಟ್ ಎಂಬುದು ಕಾನೂನಿನ ಪದವೇ ಅಲ್ಲ. ಇದು ಸೈಬರ್ ಮೋಸಗಾರರು ಬಳಸುವ ಸುಳ್ಳು ತಂತ್ರ. ಮೋಸಗಾರರು ಪೊಲೀಸ್, ಸಿಬಿಐ, ಕಸ್ಟಮ್ಸ್ ಅಧಿಕಾರಿ ಅಥವಾ ಸೈಬರ್ ಕ್ರೈಂ ಅಧಿಕಾರಿಗಳಂತೆ ನಟಿಸುತ್ತಾರೆ. ಅವರು ಫೋನ್ ಅಥವಾ ವಿಡಿಯೋ ಕಾಲ್ ಮಾಡಿ ಹೇಳುತ್ತಾರೆ, ನಿಮ್ಮ ಆಧಾರ್ ಸಂಖ್ಯೆ ಅಪರಾಧಕ್ಕೆ ಬಳಕೆಯಾಗಿದೆ, ನಿಮ್ಮ ಬ್ಯಾಂಕ್ ಖಾತೆ ಹಣಕಾಸು ಮೋಸಕ್ಕೆ ಸಂಬಂಧಿಸಿದೆ, ನಿಮ್ಮ ಮೇಲೆ ಪ್ರಕರಣ ದಾಖಲಾಗಿದೆ, ನೀವು ಡಿಜಿಟಲ್ ಅರೆಸ್ಟ್ ಅಡಿ ಇದ್ದೀರಿ. ನಂತರ ಅವರು ಹೇಳುತ್ತಾರೆ, ಈ ವಿಷಯವನ್ನು ಯಾರಿಗೂ ಹೇಳಬೇಡಿ, ಇದೀಗಲೇ ಹಣ ಪಾವತಿಸಿ, ಇಲ್ಲದಿದ್ದರೆ ಬಂಧನವಾಗುತ್ತದೆ. ಇವೆಲ್ಲ ಭಯ ಹುಟ್ಟಿಸುವ ನಾಟಕಗಳು. ಹಾಗಿದ್ರೆ ಸತ್ಯ ಏನು? ಯಾರನ್ನು ಫೋನ್ ಅಥವಾ ವಿಡಿಯೋ ಕಾಲ್ ಮೂಲಕ ಬಂಧಿಸಲು ಸಾಧ್ಯವಿಲ್ಲ. ಹಾಗಿದ್ರೆ ಈ ಮೋಸ ಹೇಗೆ ನಡೆಯುತ್ತೆ? ಈ ಮೋಸಗಾರರು ತುಂಬಾ ಚತುರರು. ಅವರು ನಿಮ್ಮ ಹೆಸರನ್ನು, ವಿಳಾಸವನ್ನು ಹೇಳಬಹುದು, ನಕಲಿ ಐಡಿ ಕಾರ್ಡ್ ತೋರಿಸಬಹುದು, ಪೊಲೀಸ್ ಉಡುಪು ಧರಿಸಿ ವಿಡಿಯೋ ಕಾಲ್ ಮಾಡಬಹುದು, ಅಧಿಕೃತ ಕಚೇರಿ ಹಿನ್ನೆಲೆ ತೋರಿಸಬಹುದು. ಅವರು ನಿಮ್ಮನ್ನು ಗಂಟೆಗಳ ಕಾಲ ಲೈನ್ನಲ್ಲಿ ಇಡಬಹುದು, ಕುಟುಂಬದವರ ಜೊತೆ ಮಾತನಾಡದಂತೆ ತಡೆಯಬಹುದು. ಕೊನೆಯಲ್ಲಿ ಕೇಳುವುದು ಒಂದೇ, ಹಣ. ಪರಿಶೀಲನೆ ಶುಲ್ಕ, ಕೇಸ್ ಕ್ಲೋಸ್ ಮಾಡಲು ಹಣ, ಬೇಲ್ ಹಣ, ಇವೆಲ್ಲ ಸುಳ್ಳು. ಈ ಡಿಜಿಟಲ್ ಅರೆಸ್ಟ್ ಮೋಸದ ಕುರಿತು ಒಂದು ಕಿರುನಾಟಕ ಈಗ ನಿಮ್ಮ ಮುಂದೆ.
1: ನಮಸ್ಕಾರ, ನಾನು ಸೈಬರ್ ಕ್ರೈಂ ಅಧಿಕಾರಿ ಮಾತನಾಡುತ್ತಿದ್ದೇನೆ. ನಿಮ್ಮ ಆಧಾರ್ ನಂಬರ್ ಕ್ರಿಮಿನಲ್ ಕೇಸ್ನಲ್ಲಿ ಸಿಕ್ಕಿದೆ.
2: ಏನು ಸರ್, ನನಗೇನು ಗೊತ್ತಿಲ್ಲ.
1: ನೀವು ಡಿಜಿಟಲ್ ಅರೆಸ್ಟ್ ಅಡಿ ಇದ್ದೀರಿ. ಈಗಲೇ 50,000 ರು ಟ್ರಾನ್ಸ್ಫರ್ ಮಾಡಿ, ಇಲ್ಲದಿದ್ದರೆ ನಿಮ್ಮನ್ನು ಬಂಧನ ಮಾಡ್ತೇವೆ.
2: ಸರ್ ದಯವಿಟ್ಟು
3: ಒಂದು ನಿಮಿಷ ಇರು. ನಿಜವಾದ ಪೊಲೀಸು ಯಾರೂ ಹಣ ಕೇಳೋದಿಲ್ಲ, ಕರೆ ಕಟ್ ಮಾಡು.
0: ಇಲ್ಲಿ ಸ್ನೇಹಿತೆಯು ಸರಿಯಾದ ಸಲಹೆಯನ್ನು ನೀಡಿದಳು. ಇಂತಹ ಸಂದರ್ಭಗಳಲ್ಲಿ ಶಾಂತವಾಗಿರುವುದು ಅತ್ಯಂತ ಮುಖ್ಯ. ನಿಮ್ಮ ರಕ್ಷಣೆಗಾಗಿ ಸಲಹೆಗಳು ಇಲ್ಲಿವೆ. ಮೊದಲನೆಯದಾಗಿ, ಭಯಪಡಬೇಡಿ. OTP ಅಥವಾ ಬ್ಯಾಂಕ್ ವಿವರ ಹಂಚಬೇಡಿ. ಅಪರಿಚಿತ ಲಿಂಕ್ ಕ್ಲಿಕ್ ಮಾಡಬೇಡಿ. ಬೆದರಿಕೆ ಕರೆ ಬಂದರೆ ಕರೆ ಕಟ್ ಮಾಡಿ. ಕುಟುಂಬದವರ ಜೊತೆ ಚರ್ಚಿಸಿ. ಹತ್ತಿರದ ಪೊಲೀಸ್ ಠಾಣೆಯಲ್ಲಿ ಪರಿಶೀಲಿಸಿ. ಭಾರತದಲ್ಲಿ ಸೈಬರ್ ಮೋಸ ಸಹಾಯವಾಣಿ

0: ಈ ನಂಬರ್ 1930 ಅಧಿಕೃತ ಸೈಬರ್ ಕ್ರೈಂ ಪೋರ್ಟಲ್ನಲ್ಲಿ ದೂರು ನೀಡಬಹುದು. ತಕ್ಷಣ ವರದಿ ಮಾಡಿದರೆ ಹಣ ಉಳಿಯುವ ಸಾಧ್ಯತೆ ಇದೆ. ಈ ಮೋಸಕ್ಕೆ ಯಾರು ಹೆಚ್ಚಾಗಿ ಅಪಾಯಕ್ಕೆ ಒಳಗಾಗುತ್ತಾರೆ ಎಂದರೆ ಹಿರಿಯ ನಾಗರಿಕರು, ವಿದ್ಯಾರ್ಥಿಗಳು, ಆನ್ಲೈನ್ ಸೇವೆ ಹೆಚ್ಚು ಬಳಸುವವರು, ತಂತ್ರಜ್ಞಾನದಲ್ಲಿ ಹೊಸಬರು. ಆದ್ದರಿಂದ ನಿಮ್ಮ ಮನೆ ಮಂದಿಗೆ ತಿಳಿಸಿ. ಪ್ರಿಯ ಕೇಳುಗರೆ, ಜಾಗೃತಿಯೇ ದೊಡ್ಡ ರಕ್ಷಣೆ. ಒಂದು ಕರೆ ನಿಮ್ಮ ಹಣ ಕಳೆದುಕೊಳ್ಳುವಂತೆ ಮಾಡಬಹುದು, ಆದರೆ ಒಂದು ಮಾಹಿತಿ ನಿಮ್ಮನ್ನು ರಕ್ಷಿಸಬಹುದು. ನೆನಪಿಡಿ, ಪೊಲೀಸ್ ಫೋನ್ನಲ್ಲಿ ಹಣ ಕೇಳುವುದಿಲ್ಲ, ಡಿಜಿಟಲ್ ಅರೆಸ್ಟ್ ಎಂಬುದು ಸುಳ್ಳು. ಈ ಮಾಹಿತಿಯನ್ನು ನಿಮ್ಮ ಕುಟುಂಬ, ಸ್ನೇಹಿತರು ಮತ್ತು ನೆರೆಹೊರೆಯವರ ಜೊತೆ ಹಂಚಿಕೊಳ್ಳಿ. ನಾನು ಇನ್ನು ಇಂದಿನ ಕಾರ್ಯಕ್ರಮದಿಂದ ವಿದಾಯ ಹೇಳುತ್ತೇನೆ. ಸುರಕ್ಷಿತವಾಗಿರಿ, ಎಚ್ಚರಿಕೆಯಿಂದಿರಿ, ಡಿಜಿಟಲ್ ಜಗತ್ತಿನಲ್ಲಿ ಜಾಣರಾಗಿರಿ.
1: ಈ ಕಾರ್ಯಕ್ರಮವು ಭಾರತ ಸರ್ಕಾರ, ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಮಾಹಿತಿ ಭದ್ರತಾ ಶಿಕ್ಷಣ ಜಾಗೃತಿ ಕಾರ್ಯಕ್ರಮದ ಅಡಿಯಲ್ಲಿ ಪ್ರಸಾರ ಮಾಡಲಾಗುತ್ತದೆ.

0: ನಮ್ಮ ನಿಲಯದಿಂದ ಇನ್ನು ಮುಂದೆ ಕಾನೂನು ಸಲಹೆ ಕಾರ್ಯಕ್ರಮದಲ್ಲಿ ಭಾರತದ ಸಂವಿಧಾನ ರಚನೆಯ ಕುರಿತು ಹೆಚ್ಡಿ ಕೋಟೆಯ ವಕೀಲರಾದ ಶ್ರೀಯುತ ಮಹೇಶ್ ಕುಮಾರ್ ಬಿಎನ್ ರವರು ನಡೆಸಿಕೊಡುವ ಕಾರ್ಯಕ್ರಮ ಬಿತ್ತರಗೊಳ್ಳಲಿದೆ. ಬನ್ನಿ ಆಲಿಸಿ ಬರೋಣ.
1: ಅಯ್ಯಯ್ಯೋ, ನನ್ನ ಜಮೀನು ವಿಷಯದಲ್ಲಿ ತೊಂದರೆ ಆಗಿದೆ. ಕಚೇರಿಗೆ ಅಲೆಯೋದು ಹೇಗೆ? ಕಾನೂನು ಬಗ್ಗೆ ನನಗೆ ಏನೂ ತಿಳಿಯಲ್ಲ.
2: ಚಿಂತಿಸಬೇಡಿ, ಕಾನೂನು ಇರೋದೇ ನಮ್ಮವರ ರಕ್ಷಣೆಗಾಗಿ. ಅದರ ಅರಿವು ಇದ್ರೆ ಎಲ್ಲ ಸಮಸ್ಯೆಗೆ ಪರಿಹಾರ ಸಿಗುತ್ತೆ.
1: ಹೌದು, ಕಾನೂನಿನ ಅರಿವೇ ಜೀವನದ ಗುರುವು.
2: ನಿಮ್ಮ ಎಲ್ಲಾ ಕಾನೂನು ಪ್ರಶ್ನೆಗಳಿಗೆ ಉತ್ತರ ನೀಡಲು ಜನಧ್ವನಿ 90.8 FM ತರ್ತಿದೆ ವಿಶೇಷ ಕಾರ್ಯಕ್ರಮ ಕಾನೂನು ಸಲಹೆ.
1: ಭೂಮಿ ತಕರಾರು, ಕೌಟುಂಬಿಕ ಸಮಸ್ಯೆ ಅಥವಾ ಸರ್ಕಾರಿ ಸೌಲಭ್ಯಗಳ ಮಾಹಿತಿ, ಎಲ್ಲವನ್ನೂ ಸರಳವಾಗಿ ತಿಳಿಯಿರಿ. ತಪ್ಪದೇ ಕೇಳಿ ಕಾನೂನು ಸಲಹೆ.
2: ಪ್ರತಿ ಶುಕ್ರವಾರ ಬೆಳಿಗ್ಗೆ 10:20 ಹಾಗೂ ಭಾನುವಾರ ರಾತ್ರಿ 8 PM
1: ನಿಮ್ಮ ಮೆಚ್ಚಿನ ಜನಧ್ವನಿ 90.8 FM ನಲ್ಲಿ.
3: ಎಲ್ಲರಿಗೂ ನಮಸ್ಕಾರ. ನೋಡಿ, ನಾವು ಈ ದಿನ ಭಾರತದ ಸಂವಿಧಾನದ ರಚನೆ ಇದ್ರ ಬಗ್ಗೆ ನಾವು ತಿಳ್ಕೊಳ್ಳೋಣ. ನಮ್ಮ ಈ ಒಂದು ಭಾರತ ದೇಶದ ಸಂವಿಧಾನದ ರಚನೆಯ ಇತಿಹಾಸ 20th century ಪ್ರಾರಂಭದಲ್ಲಿ ಶುರುವಾಗುತ್ತೆ. ನಮ್ಮ ಭಾರತದ ಸಂವಿಧಾನಕ್ಕೆ ಅಡಿಪಾಯ ಹಾಕಿದಂಥ ಮೊದಲ ದಾಖಲೆಗಳೆಂದರೆ ಬ್ರಿಟಿಷ್ ಕೌನ್ಸಿಲ್ ಕಾನೂನುಗಳು. ಇವು ಬ್ರಿಟಿಷ್ ಸಂಸತ್ತು ತನ್ನ ಆಳ್ವಿಕೆಯಲ್ಲಿದ್ದಂತಹ ಭಾರತಕ್ಕಾಗಿ ಹೊರಡಿಸಿದ ಕಾನೂನುಗಳಾಗಿದ್ದವು. ಪ್ರಾರಂಭದಲ್ಲಿ ಬ್ರಿಟಿಷರ ಈ ಕಾನೂನು ರಚನೆಯ ಹಕ್ಕನ್ನು ಒಪ್ಪಿಕೊಂಡಿದ್ದ ಭಾರತೀಯರು ಇದರ ಜೊತೆಗೆ ಇನ್ನೂ ಉತ್ತಮವಾದ ಕಾನೂನುಗಳನ್ನು ರಚಿಸಬೇಕು ಎಂಬ ಬೇಡಿಕೆಯನ್ನು ಮಂಡಿಸಿದರು. 1920 ಮೋತಿಲಾಲ್ ನೆಹರು ಹಾಗೂ ಇತರ ಮುಖಂಡರು ಭಾರತಕ್ಕೆ ಒಂದು ಪ್ರತ್ಯೇಕ ಸಂವಿಧಾನ ಬೇಕು ಮತ್ತು ಅದನ್ನು ಭಾರತೀಯರೇ ರಚಿಸಬೇಕು ಎಂಬ ಬೇಡಿಕೆಯನ್ನು ಅವರು ಇಡ್ತಾರೆ. 1928 ಮೋತಿಲಾಲ್ ನೆಹರು ಅವರ ನೇತೃತ್ವದಲ್ಲಿ ಭಾರತಕ್ಕೆ ಒಂದು ಸಂವಿಧಾನವನ್ನು ಸಿದ್ಧಪಡಿಸುತ್ತಾರೆ. ಇದು ನೆಹರು ವರದಿ ಎಂದೇ ಜನಪ್ರಿಯವಾಗಿತ್ತು. ಈ ವರದಿಯು ಮೂಲಭೂತ ಹಕ್ಕುಗಳು, ಸಂಸದೀಯ ವ್ಯವಸ್ಥೆಯ ಸಾರ್ವತ್ರಿಕ ವಯಸ್ಕ ಮತದಾನದ ಹಕ್ಕು, ಭಾಷಾವಾರು ಪ್ರಾಂತ್ಯಗಳ ರಚನೆ ಹಾಗೆ ಸ್ವತಂತ್ರ ನ್ಯಾಯಾಂಗದ ರಚನೆಗಳನ್ನು ಶಿಫಾರಸು ಮಾಡಿತ್ತು. ಆದರೆ ಈ ಒಂದು ಬ್ರಿಟಿಷ್ ಸರ್ಕಾರ ಮೋತಿಲಾಲ್ ನೆಹರು ಅವರ ವರದಿಯನ್ನು ನಿರಾಕರಿಸಿತ್ತು. ಹಾಗಾಗಿ ಇದು ಕಾಗದದ ಮೇಲೆಯೇ ಉಳ್ಕೊಂಬಿಡ್ತು. ಅನಂತರ 1933 ಜವಾಹರಲಾಲ್ ನೆಹರು ಅವರು ಮತ್ತೆ ಭಾರತಕ್ಕೆ ಬಂದು ಸಂವಿಧಾನ ರಚನೆಯಾಗಬೇಕೆಂಬ ಬೇಡಿಕೆಯನ್ನು ಇಟ್ಟರು ಮತ್ತು ಸಂವಿಧಾನವನ್ನು ರಚಿಸಲು ಭಾರತೀಯರೇ ಚುನಾಯಿಸಿದ ಸದಸ್ಯರನ್ನೊಳಗೊಂಡಂಥ ಒಂದು ಸಮಿತಿಯನ್ನು ರಚನೆ ಮಾಡಬೇಕೆಂದು ಅವರು ಒತ್ತಾಯ ಮಾಡಿದರು.

ಇದಕ್ಕೆ ಪೂರಕವಾಗಿ 1934ರಲ್ಲಿ ಕಾಂಗ್ರೆಸ್ ಪಕ್ಷದ ಕಾರ್ಯಕಾರಿ ಸಮಿತಿಯ ಸಂವಿಧಾನ ಸಮಿತಿಯನ್ನು ಚುನಾಯಿಸುವಂತೆ ಒತ್ತಾಯಿಸಿ ಒಂದು ಗೊತ್ತುವಳಿಯನ್ನು ಅಂಗೀಕರಿಸಿತು. ಬ್ರಿಟಿಷ್ ಸರ್ಕಾರ ಈ ಬೇಡಿಕೆಯನ್ನು ಒಂದು ತತ್ವಾಂಶ ಒಪ್ಪಿದರೂ ಎರಡನೇ ಮಹಾಯುದ್ಧದ ನೆಪದಲ್ಲಿ ಅನುಷ್ಠಾನಗೊಳಿಸಲಾಗಲಿಲ್ಲ. ಎರಡನೇ ಮಹಾಯುದ್ಧ ಮುಗಿದ ನಂತರ 1945ರಲ್ಲಿ ಇಂಗ್ಲೆಂಡಿನ ಸಾರ್ವತ್ರಿಕ ಚುನಾವಣೆಗಳು ನಡೆದು ಲೇಬರ್ ಪಕ್ಷ ಅನ್ನೋದು ಒಂದು ಅಧಿಕಾರಕ್ಕೆ ಬಂತು. ಕ್ಲೆಮೆಂಟ್ ಹಾರ್ಟ್ಲೆ ಎಂಬಾತ ಬ್ರಿಟಿಷ್ ಪ್ರಧಾನಮಂತ್ರಿ ಆದರು. ಅವರು 1946ರಲ್ಲಿ ಭಾರತಕ್ಕೆ ಸ್ವತಂತ್ರ ಕೊಡುವಂತಹ ಭರವಸೆಯನ್ನು ಹಾಗೂ ಅದಕ್ಕೆ ಪೂರಕವಾಗಿ ಸಂವಿಧಾನದ ಸಭೆಯನ್ನು ರಚಿಸಿಕೊಳ್ಳಲು ಅನುಮತಿಯನ್ನು ಸಹ ನೀಡಿದರು. ಅದರಂತೆ 1946ರಲ್ಲಿ ಚುನಾವಣೆಯ ಮೂಲಕ 389 ಮುಖಂಡರುಗಳನ್ನು ಒಳಗೊಂಡಂತಹ ಒಂದು ಸಂವಿಧಾನ ಸಭೆಯನ್ನು ಅವರು ರಚನೆ ಮಾಡಲಾಯಿತು. ಇದರಲ್ಲಿ ಪ್ರಮುಖ ರಾಜಕೀಯ ಮುಖಂಡರು, ಕಾಂಗ್ರೆಸ್ ಪಕ್ಷದವರು, ಕಮ್ಯುನಿಸ್ಟ್ಗಳು, ಸಮಾಜವಾದಿಗಳು, ಕೈಗಾರಿಕೋದ್ಯಮಿಗಳು, ಕಾರ್ಮಿಕ ಸಂಘಗಳ ಪ್ರತಿನಿಧಿಗಳು, ವಿಭಿನ್ನ ಆರ್ಥಿಕ ಮತ್ತು ರಾಜಕೀಯ ಸಿದ್ಧಾಂತಗಳದವರು, ಭಿನ್ನ ಪಥಗಳಿಗೆ ಸೇರಿದವರು, ಹಿಂದೂಗಳು, ಮುಸಲ್ಮಾನರು, ಕ್ರಿಶ್ಚಿಯನ್ನರು, ಪಾರ್ಸಿಗಳು, ನಾಸ್ತಿಕರು ಮತ್ತು ವಿಭಿನ್ನ ಸಾಮಾಜಿಕ ವರ್ಗಗಳಿಗೆ ಸೇರಿದವರು, ಶ್ರೀಮಂತರು, ಮಧ್ಯಮ ವರ್ಗದವರು, ಹಿಂದುಳಿದ ವರ್ಗದವರು, ಅನುಸೂಚಿತ ಜಾತಿ ಮತ್ತು ಅನುಸೂಚಿತ ಬುಡಕಟ್ಟುಗಳಿಗೆ ಸೇರಿದವರೆಲ್ಲರೂ ಈ ಸಮಿತಿಯಲ್ಲಿದ್ದರು. ಸಂವಿಧಾನ ಸಭೆಯ ಸದಸ್ಯರು ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಅವರನ್ನು ಅಧ್ಯಕ್ಷರನ್ನಾಗಿ ಚುನಾಯಿಸಿದರು. ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರನ್ನು ಕಲ್ಲು ರಚನಾ ಸಮಿತಿ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿದರು. ಇಲ್ಲಿ ಈ ಪ್ರೇರಕಾಂಶಗಳು ಇದ್ದಾವೆ. 1776ರ ಅಮೆರಿಕ ಕ್ರಾಂತಿಯ ಘೋಷಣೆ, ಸೃಷ್ಟಿಯಲ್ಲಿ ಎಲ್ಲ ಮನುಷ್ಯರು ಸಮಾನರು. 1789ರ ಫ್ರೆಂಚ್ ಕ್ರಾಂತಿಯ ಘೋಷಣೆ, ಸ್ವತಂತ್ರ ಸಮಾನತೆ ಮತ್ತು ಸಹೋದರತ್ವ. 1917ರ ರಷ್ಯ ಕ್ರಾಂತಿಯ ಘೋಷಣೆ, ಅವರವರ ಸಮರ್ಥ ಅನುಸಾರವಾಗಿ ದುಡಿಯಬೇಕು, ಅಗತ್ಯಕ್ಕೆ ಅನುಸಾರವಾಗಿ ಪಡೆಯಬೇಕು. 1948ರ ವಿಶ್ವಸಂಸ್ಥೆಯ ಮಾನವ ಹಕ್ಕುಗಳ ಘೋಷಣೆ. ನೋಡಿ, ನಮ್ಮ ಸಂವಿಧಾನದ ರಚನೆ ಪ್ರಾರಂಭಿಸುವ ವೇಳೆಗಾಗಲೇ ಅಮೆರಿಕ, ಫ್ರಾನ್ಸ್, ಜರ್ಮನಿ, ಆಸ್ಟ್ರೇಲಿಯಾ, ಸೋವಿಯತ್, ರಷ್ಯಾ, ಕೆನಡಾ, ಐರ್ಲೆಂಡ್ ಮುಂತಾದ ದೇಶಗಳಲ್ಲಿ ರಚನೆಯಾಗಿ ಅನುಷ್ಠಾನಗೊಂಡಿದ್ದಂಥ ಸಂವಿಧಾನಗಳಲ್ಲಿ ಅಡಕವಾಗಿದ್ದ ಉತ್ತಮ ಅಂಶಗಳು, ನಮ್ಮ ಸ್ವತಂತ್ರ ಹೋರಾಟದ ಸಮಯದಲ್ಲಿ ಅನೇಕ ಪ್ರಶ್ನೆಗಳು ಎದುರಾಗಿದ್ದವು. ಈ ಪ್ರಶ್ನೆಗಳಿಗೆ ಈ ದೇಶದ ಜನ ಕಂಡುಕೊಂಡಂತಹ ಉತ್ತರಗಳು ನಮ್ಮ ರಾಷ್ಟ್ರೀಯ ಚಳುವಳಿಯ ಗುರಿಗಳಾದವು. ಈ ಗುರಿಗಳಲ್ಲಿ ಕಾರ್ಯರೂಪಕ್ಕೆ ತರುವುದು ನಮ್ಮ ಸಂವಿಧಾನದ ರಚನಾಕಾರ ಕರ್ತವ್ಯವಾಯಿತು. ಉದಾಹರಣೆ ಹೇಳಬೇಕು ಅಂತಂದರೆ, ಬ್ರಿಟಿಷರನ್ನು ಈ ದೇಶದಿಂದ ಹೊರದೂಡಿದ ನಂತರ ರಾಜಕೀಯ ಅಧಿಕಾರ ಯಾರ ಕೈಗೆ ಹೋಗಬೇಕು, ಮಹಾತ್ಮ ಗಾಂಧೀಜಿಯವರನ್ನು ಒಬ್ಬ ಸಾಮ್ರಾಟನಾಗಿ, ಜವಾಹರಲಾಲ್ ನೆಹರುರವರನ್ನು ಒಬ್ಬ ಚಕ್ರವರ್ತಿಯನ್ನಾಗಿ ಮಾಡೋಣವೇ ಪ್ರಶ್ನೆ. ಅದಕ್ಕೆ ಉತ್ತರ ಏನಿತ್ತು? ನಮಗೆ ಸಾಮ್ರಾಟರು, ಚಕ್ರವರ್ತಿಗಳು, ರಾಜ ಮಹಾರಾಜರುಗಳು ಬೇಡ. ಪಾಳೆಗಾರಿಕೆ, ಆ ಒಂದು ಪಾಳೆಗಾರಿಕೆ ಪದ್ಧತಿ ರದ್ದಾಗಬೇಕು. ರಾಜಕೀಯ ಅಧಿಕಾರ ಪ್ರಜೆಗಳ ಕೈಗೆ ಬರಬೇಕು. ಭಾರತವನ್ನು ಒಂದು ಪ್ರಜಾಪ್ರಭುತ್ವ ರಾಷ್ಟ್ರವನ್ನಾಗಿ ಮಾಡುವುದು ರಾಷ್ಟ್ರೀಯ ಚಳುವಳಿಯ ಮುಖ್ಯ ಗುರಿಯಾಯಿತು. ಇದಕ್ಕೆ ಉತ್ತರ ನೋಡಿ, ನೆಕ್ಸ್ಟ್ ಬಂದರೆ, ಈ ಬಹುಸಂಖ್ಯಾತ ಹಿಂದೂಗಳಿರುವಂಥ ಭಾರತವನ್ನು ಹಿಂದೂ ರಾಷ್ಟ್ರವನ್ನಾಗಿ ಘೋಷಿಸೋಣವೇ? ಅದು ಒಂದು ಪ್ರಶ್ನೆ ಕಾಡ್ತು. ಅದಕ್ಕೆ ಉತ್ತರ, ಎಲ್ಲ ಧರ್ಮದ, ಜಾತಿಯ, ಭಾಷೆಯ ಜನರ ಭುಜಕ್ಕೆ ಭುಜ ಕೊಟ್ಟು ಬ್ರಿಟಿಷರ ವಿರುದ್ಧ ಹೋರಾಟ ನಡೆಸಿದ ಇತಿಹಾಸ ಈ ದೇಶದ್ದು. ಅನೇಕ ಶತಮಾನಗಳ ಕಾಲ ಅನೇಕ ಧರ್ಮದ ಜನರು ಭಾರತ ದೇಶದಲ್ಲಿ ಒಟ್ಟಿಗೆ ಬಾಳಿದ ಮತ್ತು ಎಲ್ಲರೂ ಕೂಡಿ ದೇಶವನ್ನು ಕಟ್ಟಿದ ಇತಿಹಾಸ ಇದೆ. ಹಾಗಾಗಿ ನಮಗೆ ಹಿಂದೂ ರಾಷ್ಟ್ರ, ಕ್ರೈಸ್ತ ರಾಷ್ಟ್ರ ಬೇಡ, ಇಸ್ಲಾಂ ರಾಷ್ಟ್ರ ಬೇಡ, ಸಿಖ್ ರಾಷ್ಟ್ರ ಬೇಡ. ಬದಲಾಗಿ ನಮಗೆ ಜಾತ್ಯತೀತ ಹಾಗೂ ಧರ್ಮ ನಿರಪೇಕ್ಷಕ ರಾಷ್ಟ್ರ ಬೇಕು. ಅದರಂತೆ ಧರ್ಮ ನಿರಪೇಕ್ಷಿತ ಮತ್ತು ಜಾತ್ಯತೀತ ರಾಷ್ಟ್ರದ ಧ್ಯೇಯ ನಮ್ಮ ಸ್ವತಂತ್ರ ಚಳುವಳಿಯ ಮಾತ್ರ ಗುರಿಯಾಯಿತು. ನಮಗೆ ಮತ್ತೊಂದು ಪ್ರಶ್ನೆ ಎದುರಾಯಿತು. ತೋಳ್ಬಲ ಮತ್ತು ಬುದ್ಧಿಮತ್ತೆ ಅಥವಾ ಪ್ರತಿಭೆಯ ಆಧಾರದ ಮೇಲೆ ದೇಶವನ್ನು ನಡೆಸಬೇಕೇ ಪ್ರಶ್ನೆ? ಅದಕ್ಕೆ ಉತ್ತರ, ಈ ದೇಶದಲ್ಲಿ ಅನೇಕ ಜಾತಿಗಳಿವೆ. ಇಲ್ಲಿ ಮೇಲ್ಜಾತಿಗಳು ಮೇಲ್ವರ್ಗಗಳಾಗಿವೆ, ಕೆಳ ಜಾತಿಗಳು ಕೆಳವರ್ಗಗಳಾಗಿವೆ. ಜಾತಿ ಜಾತಿಗಳ ನಡುವೆ ರಾಜಕೀಯ, ಆರ್ಥಿಕ, ಸಾಮಾಜಿಕ ಹಾಗೂ ಸಾಂಸ್ಕೃತಿಕ ಅಸಮಾನತೆಗಳಿವೆ. ಈ ಅಸಮಾನತೆಯನ್ನು ಹೋಗಲಾಡಿಸಿ ಸಮಾನತೆಯನ್ನು ತರಬೇಕೆಂದು ನಮ್ಮ ಸ್ವತಂತ್ರ ಹೋರಾಟದ ಬಯಕೆಯಾಗಿತ್ತು. ದೇಶವನ್ನು ಕಟ್ಟುವ ಪ್ರಕ್ರಿಯೆಯಲ್ಲಿ ಎಲ್ಲ ಜಾತಿಯ ಸಾಮರ್ಥ್ಯದ ಜನ ಭಾಗಿಯಾಗಬೇಕು ಎನ್ನುವುದು ಉದ್ದೇಶವಾಗಿತ್ತು. ಹಾಗಾಗಿ ಈ ಸಾಮಾಜಿಕ ನ್ಯಾಯದವು ನಮ್ಮ ಸ್ವತಂತ್ರ ಚಳುವಳಿಗೆ ಗುರಿಯಾಯಿತು. ರಾಜಧಾನಿಯಾದ ದೆಹಲಿಯಲ್ಲಿ ಒಂದು ಬಲಾಢ್ಯವಾದ ಕೇಂದ್ರ ಸರ್ಕಾರ ರಚಿಸಿ ಇಡೀ ದೇಶದ ಆಡಳಿತ ನಡೆಸೋಣವೇ ಅನ್ನೋದೊಂದು ಪ್ರಶ್ನೆ ಉಂಟಾಯಿತು. ಅದಕ್ಕೆ ಮತ್ತೆ ಉತ್ತರ, ಈ ದೇಶದ ಒಂದೊಂದು ಪ್ರದೇಶದಲ್ಲಿ ಒಂದೊಂದು ರೀತಿಯ ಭಾಷೆ ಇದೆ, ಭಿನ್ನವಾದ ಸಂಸ್ಕೃತಿ, ಉಪಸಂಸ್ಕೃತಿ.

0: ಆಚರಣೆಗಳು ಇವೆ. ಇಂಥ ವೈವಿಧ್ಯಮಯವಾದಂತಹ ದೇಶವನ್ನು ಒಂದು ಕೇಂದ್ರಿತ ಸರ್ಕಾರದಿಂದ ಆಳುವುದು ಸೂಕ್ತವಲ್ಲ, ಹಾಗೂ ಸಾಧ್ಯವೂ ಇಲ್ಲ. ಹಾಗೆಯೇ ಒಂದು ಭಾಷೆ ಮಾತನಾಡುವಂಥ ಪ್ರದೇಶವನ್ನು ಒಂದು ದೇಶವೊಂದು ಘೋಷಿಸಿದರೆ ಸಮಗ್ರ ಭಾರತ ನಿರ್ಮಾಣ ಸಾಧ್ಯವಾಗುವುದಿಲ್ಲ. ಅದರಿಂದ ಇಲ್ಲಿ ನಮಗೆ ಬಲಿಷ್ಠವಾದ ಕೇಂದ್ರ ಸರ್ಕಾರ ಹಾಗೂ ಬಾಸವರು ರಾಜ್ಯ ಸರ್ಕಾರಗಳು ಬೇಕೇ ಬೇಕು ಎನ್ನಲಾಯಿತು. ಹೀಗೆ ಒಂದು ಒಕ್ಕೋಟ ಫೆಡರಲ್ ವ್ಯವಸ್ಥೆ ನಮ್ಮ ರಾಷ್ಟ್ರೀಯ ಚಳುವಳಿ ಇಲ್ಲಿಯ ಗುರಿಯಾಯಿತು. ಸ್ವತಂತ್ರ ಗಳಿಸಿದ ನಂತರ ಬಡತನ, ಸಾಮಾಜಿಕ ಪೀಡುಗಳು, ಶೋಷಣೆ ಮತ್ತು ಅಸಮಾನತೆಯನ್ನು ಹೋಗಲಾಡಿಸುವುದಕ್ಕಾಗಿ ನಮ್ಮ ಮುಖಂಡರು ಸ್ವತಂತ್ರ ಹೋರಾಟದ ಸಮಯದಲ್ಲಿ ವಚನ ನೀಡಿದರು. ಅಲ್ಲದೆ ಉಳುವವನಿಗೆ ಭೂಮಿಯನ್ನು, ಎಲ್ಲರಿಗೂ ಶಿಕ್ಷಣವನ್ನು, ಉದ್ಯೋಗವನ್ನು, ಕಾನೂನಿನ ಮುಂದೆ ಸಮಾನತೆಯನ್ನು ದೊರಕಿಸಿಕೊಡುವುದಾಗಿ ಸಹ ಭರವಸೆ ನೀಡಿದರು. ಸ್ವತಂತ್ರ ಬಂದಾಗ ನಮ್ಮದು ಬಡ ರಾಷ್ಟ್ರವಾಗಿತ್ತು. ದೇಶವು ಕೃಷಿ ಆರ್ಥಿಕತೆಯನ್ನು ಅವಲಂಬಿಸಿತ್ತು. ಬಡತನ, ಹಸಿವು, ಆಹಾರದ ಕೊರತೆ, ಕನಿಷ್ಠ ಜೀವನ ಮಟ್ಟ, ಅತ್ಯಲ್ಪ ಮೂಲ ಸೌಕರ್ಯಗಳು, ಅನಕ್ಷರಸ್ಥೆ, ಮೌಢ್ಯ, ನಿರುದ್ಯೋಗ ಮುಂತಾದ ಸಮಸ್ಯೆಗಳು ಅಗಾಧವಾಗಿದ್ದವು. ಸ್ವತಂತ್ರ ಹೋರಾಟದಲ್ಲಿ ನೀಡಿದಂಥ ವಚನಗಳು ಉಳಿಸಿಕೊಳ್ಳಬೇಕಾದದ್ದು ಮತ್ತು ದೇಶದ ಮುಂದಿದ್ದ ಸಮಸ್ಯೆಗಳನ್ನು ಎದುರಿಸಬೇಕಾದದ್ದು, ಇವರ ನಡುವೆ ಸಮತೋಲನ ಕಾಯ್ದುಕೊಳ್ಳಬೇಕಾದ ಸವಾಲು ನಮ್ಮ ಸಂವಿಧಾನ ರಚನಾಕಾರರ ಮೇಲಿತ್ತು. ಆ ಕಾರಣಕ್ಕಾಗಿಯೇ ಕಡ್ಡಾಯವಾಗಿ ಜಾರಿಗೊಳಿಸಬೇಕಾದಂತಹ ಮತ್ತು ಸಾಂದರ್ಭಿಕವಾಗಿ ಜಾರಿಗೊಳಿಸಬಹುದಾದಂತಹ ಹಕ್ಕುಗಳು ನಮ್ಮ ಸಂವಿಧಾನದಲ್ಲಿ ನೀಡಲಾಯಿತು. ಕರಡು ಸಂವಿಧಾನ ಅಳವಡಿಕೆಯಾಯಿತು. 1946 ಜುಲೈ ತಿಂಗಳಲ್ಲಿ ನಡೆದಂಥ ಚುನಾವಣೆಯಲ್ಲಿ ಸಂವಿಧಾನ ಸಭೆಗೆ 296 ಸದಸ್ಯರನ್ನು ಆಯ್ಕೆ ಮಾಡಲಾಯಿತು. ಕೆಲವು ಭಿನ್ನಾಭಿಪ್ರಾಯಗಳು ಮತ್ತು ರಾಜಕೀಯ ಬೆಳವಣಿಗೆಗಳ ಕಾರಣ ಮುಸ್ಲಿಂ ಲೀಗ್ ಸದಸ್ಯರು ಸಂವಿಧಾನ ಸಭೆಗಳಲ್ಲಿ ಭಾಗವಹಿಸಲು ನಿರಾಕರಿಸಿದರು. ಉಳಿದ 272 ಸದಸ್ಯರು 1946 ಡಿಸೆಂಬರ್ 6 ಮೊದಲನೇ ಸಭೆ ಸೇರಿ ಸಂವಿಧಾನ ರಚನೆ ಕೆಲಸವನ್ನು ಪ್ರಾರಂಭಿಸಿದರು. 1 ವರ್ಷ 2 ತಿಂಗಳುಗಳ ಅವಧಿಯಲ್ಲಿ ರೂಪುಗೊಂಡ ಸಂವಿಧಾನ ಮೊದಲ ಕರಡು 1948 ಫೆಬ್ರವರಿ 21 ಭಾರತದ ಜನತೆಯ ಮುಂದಿಟ್ಟ ಚರ್ಚೆಗೆ ಅವಕಾಶವನ್ನು ಕಲ್ಪಿಸಲಾಯಿತು. ಜನತೆ ಈ ಕರಡು ಸಂವಿಧಾನವನ್ನು ಚರ್ಚಿಸಿ 7635 ತಿದ್ದುಪಡಿಗಳನ್ನು ಸೂಚಿಸಿದರು. ಈ ತಿದ್ದುಪಡಿಗಳನ್ನು ಪರಿಶೀಲಿಸಿ ಸೂಕ್ತವಾದವುಗಳನ್ನು ಒಪ್ಪಿ 1949 ನವೆಂಬರ್ 26 ಅಂತಿಮ ಕರಡನ್ನು ಭಾರತ ಸರ್ಕಾರಕ್ಕೆ ಸಲ್ಲಿಸಲಾಯಿತು. ಈ ಐತಿಹಾಸಿಕ ದಿನದ ನೆನಪಿನ ಪ್ರತಿ ವರ್ಷ ನವೆಂಬರ್ 26 ದಿನವನ್ನು ಕಾನೂನು ದಿನ, ಲಾ ಡೇ ಎಂದು ಆಚರಿಸಲಾಗುತ್ತಿದೆ. ಈಗ ಕಳೆದ 2 ವರ್ಷಗಳಿಂದ ಈ ದಿನವನ್ನು ಸಂವಿಧಾನ ದಿನವನ್ನಾಗಿ ನಾವು ಪುನರ್ ಘೋಷಿಸಲಾಗಿದೆ. ಹೀಗೆ 2 ವರ್ಷ 11 ತಿಂಗಳು 17 ದಿವಸಗಳ ಪರಿಶ್ರಮದ ಫಲವಾಗಿ ಜಗತ್ತಿನ ಅತಿದೊಡ್ಡ ಲಿಖಿತ ನಮ್ಮ ಈ ಒಂದು ಭಾರತ ಸಂವಿಧಾನದ ರಚನೆ ಆಯಿತು. ಸಂವಿಧಾನ ರಚನಾ ಸಭೆಯಲ್ಲಿ 272 ಜನ ಸದಸ್ಯರಿದ್ದರೂ ಸಹ ಕೆಲವು ಸದಸ್ಯರು ಹೆಚ್ಚು ಕೊಡುಗೆಯನ್ನು ನೀಡಿದ್ದಾರೆ. ಅದರಲ್ಲೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ದಿನಕ್ಕೆ 18 ಗಂಟೆಗಳಿಗೂ ಹೆಚ್ಚು ಕೆಲಸ ನಿರ್ವಹಿಸಬೇಕಾಯಿತು. ಭಾರತ ಸಂವಿಧಾನದ ರಚನೆಗೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಕೊಡುಗೆ ಬಗ್ಗೆ ಭಾರತದ ಮೊದಲ ರಾಷ್ಟ್ರಪತಿ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವರು ಕೆಲವೊಂದು ಪ್ರಶಂಸೆಯ ಮಾತುಗಳನ್ನು ಆಡಿದ್ದಾರೆ. ಅವರು ಹೇಳ್ತಾರೆ, ಸಂವಿಧಾನ ಸಭೆಯ ಅಧ್ಯಕ್ಷನಾಗಿ ಪ್ರತಿದಿನದ ಚಟುವಟಿಕೆಗಳನ್ನು ಬಹಳ ಕೂಲಂಕುಷವಾಗಿ ಗಮನಿಸಿದ್ದೇನೆ. ಸಂವಿಧಾನ ಕರಡು ರಚನೆ ಸಮಿತಿ ಮತ್ತು ವಿಶೇಷವಾಗಿ ಅದರ ಅಧ್ಯಕ್ಷರಾದ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಇಷ್ಟ ಶ್ರದ್ಧೆ ಮತ್ತು ಉತ್ಸುಕತೆಯಿಂದ ಈ ಕಾರ್ಯವನ್ನು ನಡೆಸಿದ್ದಕ್ಕೆ ಎಲ್ಲರಿಗಿಂತ ಹೆಚ್ಚು ಅವರಿಗೆ ಕೃತಜ್ಞತೆ ಸಲ್ಲಿಸುತ್ತೇನೆ. ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರನ್ನು ಕರಡು ರಚನೆ ಸಮಿತಿಗೆ ಸೇರಿಸಿದ್ದು ಮತ್ತು ಅವರ ಅಧ್ಯಕ್ಷರನ್ನಾಗಿ ಮಾಡಿದ್ದು ನಾವು ಮಾಡಿದ ಅತ್ಯುತ್ತಮ ಕೆಲಸ ಅಂತ ಹೇಳಿ ಅವರು ಹೇಳ್ತಾರೆ. ಅದೇ ಥರ ನಮ್ಮ ಸಂವಿಧಾನದ ಸಭೆಯ ಉಪಾಧ್ಯಕ್ಷರು ಕರಡು ರಚನಾ ಸಮಿತಿಯ ಸದಸ್ಯರು ಆಗಿದ್ದ CTT ಕೃಷ್ಣಮಾಚಾರಿ ಹೇಳುತ್ತಾರೆ, ಸಂವಿಧಾನ ಕರಡು ಸಮಿತಿಗೆ ನೇಮಿಸಿದಂಥ 7 ಜನ ಸದಸ್ಯರಲ್ಲಿ ಒಬ್ಬರು ಮಧ್ಯದಲ್ಲಿ ರಾಜೀನಾಮೆ ನೀಡ್ತಾರೆ ಮತ್ತು ಆ ಜಾಗವನ್ನು ಮತ್ತೆ ತುಂಬಲಾಯಿತು ಎಂಬುದು ಈ ಸದನಕ್ಕೆ ತಿಳಿದಿರಬಹುದು. ಆದರೆ ಒಬ್ಬರು ಮರಣವನ್ನಪ್ಪಿದರು, ಮತ್ತೆ ಆ ಜಾಗಕ್ಕೆ ಯಾರನ್ನೂ ತುಂಬಲಿಲ್ಲ. ಮತ್ತೊಬ್ಬರು ಅಮೆರಿಕದಲ್ಲಿದ್ದರು, ಅವರ ಜಾಗವನ್ನು ಬೇರೆಯವರಿಂದ ತುಂಬಲಿಲ್ಲ. ಮತ್ತೊಬ್ಬರು ರಾಜ್ಯದ ಆಡಳಿತ ಕಾರ್ಯಗಳಲ್ಲಿ ನಿರತರಾಗಿದ್ದರು, ಮತ್ತೆ ಒಬ್ಬರು ಅಥವಾ ಇಬ್ಬರು ದೆಹಲಿಯಿಂದ ದೂರವೇ ಉಳಿದರು. ಕಾರಣ ಅವರ ಆರೋಗ್ಯ ಅವರನ್ನು ಅನುಮತಿಸಲಿಲ್ಲ. ನಂತರ ಸಂವಿಧಾನದ ಕರಡನ್ನು ರಚಿಸುವ ಭಾರ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಮೇಲೆ ಬಿತ್ತು ಮತ್ತು ಅವರು ಆ ಕಾರ್ಯವನ್ನು ಒಂಟಿಯಾಗಿ ನಿಭಾಯಿಸಿದ ರೀತಿ ನಾವೆಲ್ಲ ಯಾವುದೇ ಅನುಮಾನಗಳಿಲ್ಲದೆ ಅವರಿಗೆ ಚಿರಋಣಿಯಾಗಿರಬೇಕು.
1: ಅವ್ರು ಪಟ್ಟಿದಂಥ ಕಷ್ಟ, ಆ ಪರಿಶ್ರಮ ಅದು
0: 1947 ಆಗಸ್ಟ್ 15 ಬ್ರಿಟಿಷರಿಂದ ಸ್ವತಂತ್ರವಾದ ಭಾರತವು 1950 ಜನವರಿ 26 ಜಗತ್ತಿನ ಅತಿದೊಡ್ಡ ಲಿಖಿತ ಸಂವಿಧಾನವನ್ನು ಜಾರಿಗೆ ತರುವುದು ಅದರ ಮೂಲಕ ನಮ್ಮ ಒಂದು ದೇಶ ಗಣರಾಜ್ಯವಾಯಿತು. ಹಿಂದೆ 1930 ಜನವರಿ 26 ಪೂರ್ಣ ಸ್ವರಾಜ್ಯ ಬೇಕೆಂಬ ಹೋರಾಟ ಪ್ರಾರಂಭವಾದ ಕಾರಣ ಅದರ ನೆನಪಿಗಾಗಿ

1950 ಜನವರಿ 26 ನಮ್ಮ ಸಂವಿಧಾನವನ್ನು ಜಾರಿಗೆ ತರಲಾಯಿತು. ಸಂವಿಧಾನದ ಕರಡುಪ್ರತಿಯನ್ನು 26 ನವೆಂಬರ್ 1949 ಅಂಗೀಕರಿಸಲಾಯಿತು. ಕೈ ಬರಹದಲ್ಲಿದ್ದ ಸಂವಿಧಾನದ ಇಂಗ್ಲಿಷ್ ಮತ್ತು ಹಿಂದಿಯ ತಲಾ ಒಂದು ಪ್ರತಿಗೆ ಸಂವಿಧಾನ ಸಭೆಯ 284 ಮಂದಿ 24 ಜನವರಿ 1951 ಸಹಿ ಮಾಡಿದರು. ಈ 284 ಜನರಲ್ಲಿ 15 ಮಹಿಳೆಯರು ಇದ್ದರು. ಈ 3 ಪ್ರತಿಗಳನ್ನು ಸಂಸತ್ತಿನ ಗ್ರಂಥ ಭಂಡಾರದಲ್ಲಿ ರಕ್ಷಿಸಲಾಗಿದೆ. ಸಂವಿಧಾನ ಜಾರಿಗೆ ಬಂದಿದ್ದು 26 ಜನವರಿ 1950. 1930 ಜನವರಿ 26 ನಡೆದಿದ್ದಂಥ ಪೂರ್ಣ ಸ್ವರಾಜ್ಯ ಆಂದೋಲನದ ಸ್ಮರಣೆಗಾಗಿ ಈ ದಿನವನ್ನು ಆಯ್ಕೆ ಮಾಡಿ ಅದನ್ನು ಗಣರಾಜ್ಯೋತ್ಸವ ದಿನವೆಂದು ಘೋಷಿಸಲಾಯಿತು. 1949 ನವೆಂಬರ್ 25 ಸಂವಿಧಾನ ಕರಡು ರಚನೆ ಸಮಿತಿಯ ಅಧ್ಯಕ್ಷರಾದ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಸಂವಿಧಾನ ಸಭೆಯ ಅಧ್ಯಕ್ಷ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವರಿಗೆ ಸಂವಿಧಾನದ ಅಂತಿಮ ಕರಡು ಪ್ರತಿಯನ್ನು ಸಲ್ಲಿಸಿದರು. ಸಂವಿಧಾನದ ಸಭೆಯ ಸದಸ್ಯರಾಗಿದ್ದು ಸಂವಿಧಾನ ರಚನೆಯ ಕೊಡುಗೆ ನೀಡಿರುವ 15 ಮಹಿಳೆಯರು ತ್ರಾಕ್ಸಾಯಿನಿ ವೇಲಾ ಯಾಥಾವ್ ಮದ್ರಾಸ್ ಪ್ರಾಂತ್ಯ, ಬೇಗಂ ಐಜಾಜ್ ರಸೂಲಾ ಪಂಜಾಬ್ ಪ್ರಾಂತ್ಯ, ದುರ್ಗಾಬಾಯಿ ದೇಸಮುಖ್ ಆಂಧ್ರ ಪ್ರಾಂತ್ಯ, ಅನ್ಸ್ ಮೆಹ್ತಾ ಮುಂಬೈ ಪ್ರಾಂತ್ಯ, ಅಮೃತ ಖೌರ್ ಉತ್ತರ ಪ್ರದೇಶ, ಅಮ್ಮು ಸ್ವಾಮಿನಾಥನ್ ಮತ್ತು ಆನಿ ಮಸ್ಕರೇನಾಸ್ ಕೇರಳ ಪ್ರಾಂತ್ಯ, ವಿಜಯಲಕ್ಷ್ಮಿ ಪಂಡಿತ್, ಸುಚಿತಾ ಕೃಪಾಲಾಲಿ ಪಂಜಾಬ್, ರೇಣುಕಾ ರಾಯ್ ಪೂರ್ಣಿಮಾ ಬ್ಯಾನರ್ಜಿ ಉತ್ತರ ಪ್ರದೇಶ, ಕಮಲ ಚೌಂದರಿ ಉತ್ತರ ಪ್ರದೇಶ, ಲೀಲಾ ರಾಮ್ ಮಾಲತಿ ಚೌಂದರಿ ಬಿಹಾರ ಮತ್ತು ಸರೋಜಿನಿ ನಾಯ್ಡ್. ಸ್ವತಂತ್ರ ಹೋರಾಟದಲ್ಲಿ ಮಹತ್ವದ ಪಾತ್ರ ವಹಿಸಿದ ಈ ಮಹಿಳೆಯರು ಸ್ವಂತ ಬಾಲ್ಯ ವಿವಾಹ, ವೈಧವ್ಯ, ಕೌಟುಂಬಿಕ ದೌರ್ಜನ್ಯ, ಹಿಂಸೆ, ಆಸ್ತಿ ಕಬಳಿಕೆ, ಜಾತಿಯ ದಬ್ಬಾಳಿಕೆಗಳಿಗೆ ಗುರಿಯಾಗಿದ್ದರು. ನೋಡಿ, ಸಂವಿಧಾನ ರಚನೆಗೆ ಪೂರಕವಾಗಿ ಒಟ್ಟು 13 ಸಮಿತಿಗಳನ್ನು ರಚನೆ ಮಾಡಲಾಗಿತ್ತು. ಸಂವಿಧಾನದ ಮೂಲ ಕರಡಿನ ರಚನೆ ಸಮಿತಿಯಲ್ಲಿ ಇದ್ದಂತಹ ಸದಸ್ಯರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್, ಎನ್ ಗೋಪಾಲ್ ಕೃಷ್ಣ ಸ್ವಾಮಿ ಅಯ್ಯರ್, ಡಾಕ್ಟರ್ ಕೆ ಎಂ ಮುನ್ಸ್ವಿ, ಸೈಯದ್ ಮಹಮ್ಮದ್ ಸಾದುಲ್ಲಾ, ಎನ್ ಮಾಧವರಾವ್, ಮುತ್ತುಸ್ವಾಮಿ ಅಯ್ಯಂಗರ್, ಟಿ ಕೃಷ್ಣಚಾರಿ. ಇಷ್ಟೊತ್ತು ನಾವು ಹೇಳಿದ್ದು ನಮ್ಮ ಒಂದು ಭಾರತ ದೇಶದ ಸಂವಿಧಾನದ ರಚನೆ ಹೀಗಾಯಿತು. ನನಗೆ ಸುಮ್ಮನೆ ಈ ಭಾರತ ಸಂವಿಧಾನದ ಒಳಗೆ ಏನಿದೆ ಅನ್ನೋದನ್ನು ತಿಳ್ಕೊಳ್ಬೇಕು ಪ್ರತಿಯೊಬ್ಬ ನಾಗರಿಕರು. ನೋಡೋಣ, ಮುಂದಿನ ಸಂಚಿಕೆಯಲ್ಲಿ ಅದ್ರ ಬಗ್ಗೆ ಹೇಳೋದಕ್ಕೆ ಪ್ರಯತ್ನ ಮಾಡ್ತೀನಿ. ಸೊ ನಾನು ಈಗ ಈ ಒಂದು ಸಂವಿಧಾನದ ರಚನೆಗೆ ಸಂಬಂಧಪಟ್ಟ ಹಾಗೆ ನ್ಯಾಯಮೂರ್ತಿ ಎಚ್ ಎನ್ ನಾಗಮೋಹನ್ ದಾಸ್ ನಿವೃತ್ತ ನ್ಯಾಯಮೂರ್ತಿಗಳು ಕರ್ನಾಟಕ ಉಚ್ಚ ನ್ಯಾಯಾಲಯ ಇದು ಈ ಒಂದು ಬುಕ್ಸ್ನ ರೆಫರ್ ಮಾಡಿ ನಾನು ಹೇಳಿರ್ತೇನೆ. ಈಗ ಈ ನಮ್ಮ ಭಾರತ ಸಂವಿಧಾನದ ಒಂದು ಪ್ರಿಯಂಬಲ್ನ ಒಂದ್ಸತಿ ತಿಳ್ಕೊಬಿಡವ. ಭಾರತದ ಜನತೆಯಾದ ನಾವು ಭಾರತವನ್ನು ಸಾರ್ವಭೌಮ, ಸಮಾಜವಾದಿ, ಧರ್ಮ ನಿರಪೇಕ್ಷ, ಪ್ರಜಾಸತ್ತಾತ್ಮಕ ಗಣರಾಜ್ಯವನ್ನಾಗಿ ರೂಪಿಸುವುದಕ್ಕಾಗಿ ಭಾರತದ ಎಲ್ಲ ನಾಗರಿಕರಿಗೆ ಸಾಮಾಜಿಕ, ಆರ್ಥಿಕ ಮತ್ತು ರಾಜಕೀಯ ನ್ಯಾಯವನ್ನು, ವಿಚಾರ, ಅಭಿವ್ಯಕ್ತಿ, ನಂಬಿಕೆ, ಶ್ರದ್ಧೆ ಮತ್ತು ಉಪಾಸನೆಯ ಸ್ವಾತಂತ್ರ್ಯವನ್ನು, ಸ್ಥಾನಮಾನ ಮತ್ತು ಅವಕಾಶಗಳ ಸಮಾನತೆಯನ್ನು ದೊರೆಯುವಂತೆ ಮಾಡುವುದಕ್ಕಾಗಿ, ವ್ಯಕ್ತಿ ಗೌರವ, ದೇಶದ ಏಕತೆ ಮತ್ತು ಸಮಗ್ರತೆಗಾಗಿ ಎಲ್ಲರಲ್ಲಿ ಸಹೋದರರ ಭಾವನೆಯನ್ನು ಮೂಡಿಸುವುದಕ್ಕಾಗಿ ದೃಢ ಸಂಕಲ್ಪ ಮಾಡಿ ನಮ್ಮ ಸಂವಿಧಾನದ ಸಭೆಗಳಲ್ಲಿ 1949 ಇಸವಿ ನವೆಂಬರ್ 26 ಈ ಸಂವಿಧಾನವನ್ನು ನಮಗೆ ನಾವೇ ಅರ್ಪಿಸಿಕೊಂಡಿದ್ದೆವು, ಅಂಗೀಕರಿಸಿ ಶಾಸನವಾಗಿ ವಿಧಿಸಿಕೊಂಡಿದ್ದೇವೆ ಅಂತ ಹೇಳಿ ನಮ್ಮದು ಪ್ರಸ್ತಾವನೆ ಪ್ರಿಯಂಬಲಲ್ಲಿ ಹೇಳಿದೆ. ಆ್ಯಕ್ಚುಲಿ ಎಂಟೇರ್ ಸಂವಿಧಾನ ನಾವೇನಿದೆ ಅದು ಈ ಪ್ರಿಯಾಂಬಲ್ ಓದಿದ್ರೆ ಸಂಪೂರ್ಣವಾಗಿ ಅರ್ಥ ಆಗ್ಬಿಡು. ನಮ್ಮ ಈ ಒಂದು ಪ್ರಪಂಚದ ನಮ್ಮ ದೇಶದ ಸಂವಿಧಾನ ದೊಡ್ಡ ಒಂದು ಸಂವಿಧಾನ. ಇಂಥ ಒಂದು ಮಹಾನ್ ನಾಯಕರುಗಳು ಬರೆದಿರುವಂಥ ಈ ಒಂದು ಸಂವಿಧಾನವನ್ನು ನಮ್ಮ ಪೀಳಿಗೆಯ ವಿದ್ಯಾರ್ಥಿಗಳು, ಪ್ರತಿಯೊಬ್ಬ ನಾಗರಿಕರುಗಳು, ಯಾವುದೇ ವೃತ್ತಿಯಲ್ಲಿರುವಂತಹ ಜನರು ಮೊದಲು ನಮ್ಮ ಸಂವಿಧಾನ ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಬೇಕು. ಏಕೆಂದರೆ ಕಾನೂನು ನಾವು ಹೇಗೆ ಇವತ್ತು ಬದುಕ್ತಾ ಇದ್ದೀವಿ ಅದಕ್ಕೆ ಕಾರಣನೇ ಸಂವಿಧಾನ. ಇವತ್ತು ನಾನು ಇಲ್ಲಿ ಮಾತಾಡ್ತಾ ಇದ್ದೀನಿ ಅಂತ ಅಂದಕ್ಕೆ ಆ ಒಂದು ಹಕ್ಕನ್ನು ಕೊಟ್ಟಿದ್ದು, ಆ ಸ್ವತಂತ್ರವನ್ನು ಕೊಟ್ಟಿದ್ದು ನಮ್ಮ ಸಂವಿಧಾನ. ಇವತ್ತು ಒಬ್ಬ ವ್ಯಕ್ತಿ ಕುರಿ ಮೇಯಿಸುವಂಥ ಒಬ್ಬ ವ್ಯಕ್ತಿ, ಜಮೀನಲ್ಲಿ ಕೆಲಸ ಮಾಡ್ತಿದ್ದಂಥ ಒಬ್ಬ ವ್ಯಕ್ತಿ ಸಂಪೂರ್ಣವಾಗಿ ಹೇಳ್ಬೇಕಂತಂದರೆ ಬಡತನದ ರೇಖೆಗಿಂತ ಕೆಳಪಟ್ಟಂಥ ವ್ಯಕ್ತಿ ಇವತ್ತು ಒಳ್ಳೆಯ ಎಜುಕೇಷನ್ ಪಡ್ಕೊಂಡು ದೊಡ್ಡ ದೊಡ್ಡ ಅಧಿಕಾರದ

0: ಹುದ್ದೆಗೆ ಹೋಗ್ತಾ ಇದ್ದಾನೆ ಅಂತಂದ ಕಾರಣ ನಮ್ಮ ಸಂವಿಧಾನ. ಇವತ್ತು ನಾನು ನನ್ನಷ್ಟಕ್ಕೆ ನಾನು ಜೀವನ ಮಾಡ್ತಾ ಇದ್ದೀನಿ, ನಾನು ಏನೋ ಒಂದು ಹಂತದಲ್ಲಿ ಬದುಕ್ತಾ ಇದ್ದೀನಿ ಅಂತದ ಕಾರಣ ನಮ್ಮ ಸಂವಿಧಾನ. ನಾನಿವತ್ತು ನನ್ನ ಒಂದು ಧಾರ್ಮಿಕ ವಿಚಾರ ಸಂಬಂಧಪಟ್ಟಾಗಲಿ ಅಥವಾ ಸಾಮಾಜಿಕ ವಿಚಾರ ಸಂಬಂಧಪಟ್ಟಾಗಲಿ ಅಥವಾ ನಾನು ಮಾಡುವ ಕೆಲಸದ ವಿಚಾರಕ್ಕೆ ಸಂಬಂಧಪಟ್ಟಾಗಲಿ ಇವತ್ತು ನನ್ನಿಷ್ಟ ಪ್ರಕಾರ ನಾನು ಸ್ವತಂತ್ರವಾಗಿ ಇವತ್ತಿದ್ದೀನಿ ಅಂತದ ಕಾರಣ ನಮ್ಮ ಭಾರತದ ಸಂವಿಧಾನ. ಒಂದು ವೇಳೆ ಈ ಭಾರತದ ಸಂವಿಧಾನ ಆ ದಿನ ಜಾರಿಗೆ ಬರದೆ ಹೋಗಿದ್ದಿದ್ರೆ ಇವತ್ತು ನಾವು ನೀವುಗಳು ಎಲ್ಲೆಲ್ಲಿರ್ತಿದ್ದು ಅಂತ ಅದು ಊಹಿಸ್ಕೊಳ್ಳೋಕ್ಕೂ ಸಾಧ್ಯ ಆಗಲ್ಲ. ಕಾರಣ ಇವತ್ತು ನಾವೆಲ್ಲರೂ ಇವತ್ತು ಬಂದು ನಮ್ಮ ಭಾರತ ಸಂವಿಧಾನ ತಿಳ್ಕೊಂಡು ಅದರ ಆ ಸಂವಿಧಾನ ಒಳಗೆ ಇರುವಂಥ ಪ್ರತಿಯೊಂದು ಲೈನ್ಗಳ ಅರ್ಥಗಳನ್ನು ನಾವು ಗ್ರಹಿಸಿಕೊಂಡು ಅದನ್ನು ಮತ್ತೊಂದು ಪೀಳಿಗೆಗೆ ಈ ಸಂವಿಧಾನದ ಈ ಮಹತ್ವವನ್ನು ನಾವು ಅರಿವು ಮೂಡಿಸ್ಕೊಡ್ಬೇಕು ಅಂತ ಹೇಳ್ತಾ ಈ ಒಂದು ನಮ್ಮ ಒಂದು ಸಂವಿಧಾನದ ರಚನೆಗೆ ಸಂಬಂಧಪಟ್ಟಂತೆ ಒಂದು ಚಿಕ್ಕ ಮಾಹಿತಿಯನ್ನು ನಿಮಗೆ ಕೊಟ್ಟಿದ್ದೀನಿ. ಈ ಕೊಡೋದಕ್ಕೆ ಅವಕಾಶ ಮಾಡಿಕೊಂಡಂತ ನನ್ನ ಈ ಒಂದು ಜನಧ್ವನಿ ರೇಡಿಯೋದವರಿಗೆ ನನ್ನ ಕೃತಜ್ಞತೆಗಳು, ಹಾಗೆ ನನ್ನ ನಮಸ್ಕಾರಗಳು. ಥ್ಯಾಂಕ್ ಯು. ಹಾಗೆ
1: ಅಯ್ಯಯ್ಯೋ, ನನ್ನ ಜಮೀನು ವಿಷಯದಲ್ಲಿ ತೊಂದರೆ ಆಗಿದೆ, ಕಚೇರಿಗೆ ಅಲೆಯೋದು ಹೇಗೆ? ಕಾನೂನು ಬಗ್ಗೆ ನನಗೆ ಏನೂ ತಿಳಿಯಲ್ಲ.
2: ಚಿಂತಿಸಬೇಡಿ, ಕಾನೂನು ಇರೋದೇ ನಮ್ಮವರ ರಕ್ಷಣೆಗಾಗಿ. ಅದರ ಅರಿವು ಇದ್ರೆ ಎಲ್ಲ ಸಮಸ್ಯೆಗೆ ಪರಿಹಾರ ಸಿಗುತ್ತೆ.
1: ಹೌದು, ಕಾನೂನಿನ ಅರಿವೇ ಜೀವನದ ಗುರುವು.
2: ನಿಮ್ಮ ಎಲ್ಲಾ ಕಾನೂನು ಪ್ರಶ್ನೆಗಳಿಗೆ ಉತ್ತರ ನೀಡಲು ಜನಧ್ವನಿ 90.8 FM ತರ್ತಿದೆ ವಿಶೇಷ ಕಾರ್ಯಕ್ರಮ ಕಾನೂನು ಸಲಹೆ.
1: ಭೂಮಿ ತಕರಾರು, ಕೌಟುಂಬಿಕ ಸಮಸ್ಯೆ ಅಥವಾ ಸರಕಾರಿ ಸೌಲಭ್ಯಗಳ ಮಾಹಿತಿ, ಎಲ್ಲವನ್ನೂ ಸರಳವಾಗಿ ತಿಳಿಯಿರಿ. ತಪ್ಪದೇ ಕೇಳಿ ಕಾನೂನು ಸಲಹೆ.
2: ಪ್ರತಿ ಶುಕ್ರವಾರ ಬೆಳಿಗ್ಗೆ 10:20 ಹಾಗೂ ಭಾನುವಾರ ರಾತ್ರಿ 8 ಗಂಟೆಗೆ
1: ನಿಮ್ಮ ಮೆಚ್ಚಿನ ಜನಧ್ವನಿ 90.8 FM.
3: ಇದುವರೆಗೂ ಕಾನೂನು ಸಲಹೆ ಕಾರ್ಯಕ್ರಮದಲ್ಲಿ ಭಾರತದ ಸಂವಿಧಾನ ರಚನೆಯ ಕುರಿತು HD ಕೋಟೆಯ ವಕೀಲರಾದ ಶ್ರೀಯುತ ಮಹೇಶ್ ಕುಮಾರ್ BN ರವರು ನಡೆಸಿಕೊಟ್ಟ ಕಾರ್ಯಕ್ರಮವನ್ನು ಕೇಳ್ತಾ ಇದ್ರಿ. ಇದು ನಿಮ್ಮ ನೆಚ್ಚಿನ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ 90.8 ಕಂಪನಾಂಕದಲ್ಲಿ ಸರ್ಗೂರಿನಿಂದ ಪ್ರಸಾರವಾಗುತ್ತಿದೆ.

0: ಸಮಯ ಆನಂದಮಯ, ಏಕೆಂದ್ರೆ ನಮ್ಮ ಜನಧ್ವನಿ ಕೇಳುಗರ ಹುಟ್ಟುಹಬ್ಬದ ಶುಭಾಶಯವನ್ನು ತಿಳಿಸುವಂತಹ ಸಮಯ.
1: ಸಂತಸದ ಜನುಮ ದಿನ, ಆನಂದ ತುಂಬಲಿ ಸುದಿನ.
0: ಇಂದು ಎಚ್ಡಿಕೋಟೆ ತಾಲೂಕಿನ ಹೊಸಮಳ ಗ್ರಾಮದ ಪುಟಾಣಿ ಶಾನ್ವಿಕರವರು ತಮ್ಮ 8 ವರ್ಷದ ಹುಟ್ಟುಹಬ್ಬದ ಸಂಭ್ರಮಾಚರಣೆಯಲ್ಲಿದ್ದಾರೆ. ಅವರಿಗೆ ಶುಭ ಕೋರುವವರು ತಂದೆ ಸ್ವಾಮಿರವರು, ತಾಯಿ ಸುಮಾರವರು ಹಾಗೂ ತಾತ ಅಜ್ಜಿಯಾದ ಮುನಿಯಪ್ಪ, ಗೀತಾ ಹಾಗೂ ಪುಟ್ಟಮ್ಮರವರು, ಅತ್ತೆಯಾದ ಸುಮಾರವರು, ಮಾವ ಕಾರ್ತಿಕರವರು ಹಾಗೂ ಪುಟಾಣಿಗಳಾದ ಮನ್ವಿಕಾ, ಜೀವನ್ ಹಾಗೂ ಕುಟುಂಬ ವರ್ಗದ

ದೇವರು ಸುಖ ಶಾಂತಿ ಆಯಸ್ಸು ಆರೋಗ್ಯ ನೆಮ್ಮದಿಯನ್ನು ಕರುಣಿಸಲಿ ಎಂದು ಆ ದೇವರಲ್ಲಿ ಪ್ರಾರ್ಥಿಸುತ್ತಾ ಅವರಿಗಾಗಿ ಸುಮಧುರ ಗೀತೆಯನ್ನು ಪ್ರಸ್ತುತಪಡಿಸಲಿದ್ದೇವೆ.

0: ಏನೇ ಆಳದ ಕೆಮ್ಮು ನಿಲ್ತಾನೆ ಇಲ್ವಲ್ಲಪ್ಪ.
1: ಯಾಕೆ ಸಿದ್ದಣ್ಣ ಇಷ್ಟೊಂದು ಕೆಂಪಿದ್ದೀರಾ? ಡಾಕ್ಟರ್ ತೋರಿಸ್ತಾನೆ.
2: ಅಪ್ಪ ಕುಮಾರ, ಅವನಿಗೆ ಎಷ್ಟು ಹೇಳಿದ್ರು ಅಷ್ಟೇನೆ, ಬುಕ್ ಬುಕ್ನ ಕೆಮ್ತಾನ, ಬುಗ ಬುಗ್ನ ಒಗ ಬಿಡ್ತಾನೆ ಇರ್ತಾನ.
1: ಏ ಸಿದ್ದಣ್ಣ, ಈ ಬೀಡಿ ಸಿಗರೇಟ್ ಸೇದೋದಿಂದನೇ ನಿನಗೆ ಕೆಮ್ಮು ಬಂದಿರೋದು.
2: ಬಾ ಕುಮಾರ, ಇವನಿಗೆ ಎಷ್ಟು ಹೇಳಿದ್ರು ಅಷ್ಟೇನೆ, ಈ ಕಿವಿಲ್ ಕೇಳಿ ಆ ಕಿವಿಲ್ ಬಿಡ್ತಾನ, ತಪ್ಪದೆ ಎರಡು ಕಟ್ ಬೀಡಿ ಸೇತಾನೆ ಇರ್ತಾನೆ.
1: ಏನ್ ಸಿದ್ದಣ್ಣ, ಜಿನಿಕ್ಕಿ ಎರಡು ಕಟ್ ಬೀಡಿ ಬೇಕಾ ನಿಂಗೆ?
2: ಬರೀ ಎರಡು ಕಟ್ ಬೀಡಿ ಅಲ್ಲ ಕುಮಾರ, ಕಾಸು ಹೆಚ್ಚಾಗಿದ್ರೆ ಸಿಗರೇಟು ಪಾನ್ ಪರಾಗು ಇವೆಲ್ಲನ ತಿಂತಾನೆ ಇರ್ತಾನೆ. ಯಾಕೋ
0: ಓ ಕುಮಾರ ರಾಮು, ನಾನು ಇದನ್ನೆಲ್ಲ ಬಿಡ್ಬೇಕು ಅಂತ ಎಷ್ಟೋ ಪ್ರಯತ್ನ ಪಡ್ತೇವನಿ ಕಣ್ರು, ಅದನ್ನು ಬಿಡಾಕೆ ಆಯ್ತೇ ಇಲ್ಲ, ಏನ್ ಮಾಡ್ಬೇಕು?
1: ಸಿದ್ದಣ್ಣ, ನೀ ಹಿಂಗೆ ಬೀಡಿ ಸಿಗರೇಟ್ ಸೇತಾ ಇರು, ನಿನಗೆ ಬರ್ಬಾದ ರೋಗ ಎಲ್ಲ ಬಂದ್ಬಿಡ್ತದೆ.
0: ಆ ರೋಗ ಬಂದದ್ದು? ಯಾವ್ಯಾವ ರೋಗ ಬಂದವು ಕುಮಾರ?
1: ಸಿದ್ದಣ್ಣ, ನೀ ಸೇಯೋ ಬೀಡಿ ಸಿಗರೇಟ್ ಅಲ್ಲಿ ನಿಕೋಟಿನ್ ಅನ್ನೋ ಅಂಶ ಇರುತ್ತೆ, ಅದೇನಾದ್ರೂ ನಿನ್ ದೇಹಕ್ಕೆ ಹೋಯ್ತೋ ಕ್ಯಾನ್ಸರ್, ಟಿಬಿ, ಶ್ವಾಸಕೋಶ ಕ್ಯಾನ್ಸರ್ ಇದೆಲ್ಲ ಬಂದ್ಬಿಡ್ತದೆ ನಿಂಗೆ.
0: ಅಯ್ಯೋಯ್ಯೋ, ಏನ್ ಹೇಳ್ತಿದ್ದೆ ಕುಮಾರ ನೀನು, ಇವೆಲ್ಲ ಬಂದವ?
2: ಊಸಿದ್ದ ನನ್ನ ಅಷ್ಟು ದಿನಗಳಿಂದ ನಿನ್ಗೆ ಏನ್ ಹೇಳ್ತಿದ್ದೆ ಹೇಳು, ಬೀಡಿ ಸಿಗರೇಟ್ ಸೇಯಬೇಡ ಅಂತ ಹೇಳ್ತಿದ್ದೆ ತಾನೆ.
0: ಇದೇನಪ್ಪ ಇದು, ಬೀದಿ ಲೋಗ ಮಾರೆ ಮನೆ ಕುಡ್ಕೊಂಡಾಗ ನನ್ ದುಡ್ಡು ಕೊಟ್ಬಿಟ್ಟು ನಾನೇ ರೋಗ ಕೊಂಡ್ಕೊಂಡಾಗ ಇವತ್ತಲ್ಲ ನೋಡು ಕುಮಾರ, ಇವತ್ತೇ ಸಪ್ತಾಹ ಮಾಡ್ಬಿಡ್ತೀನಿ ನಾನು ಈ ಬೀಡಿ ಸಿಗರೇಟು ಪಾನ್ ಪರಕು ಗುಟ್ಕಾ ಎಲ್ಲನೂ ಬಿಟ್ಬಿಡ್ತೀನಿ.

0: ಸಿದ್ದಣ್ಣನ ತರನೇ ಎಲ್ಲರೂ ಶಪಥ ಮಾಡಿಬಿಟ್ರೆ ಈ ಧೂಮಪಾನ ಅನ್ನೋದನ್ನ ಸಂಪೂರ್ಣವಾಗಿ ನಾಶ ಮಾಡಿಬಿಡ್ಬೋದು.
1: ಇದು ಕಲಾಕುಮಾರ ಮಾತು ಅಂದ್ರೆ.
2: ಧೂಮಪಾನ ತ್ಯಜಿಸಿ ಆರೋಗ್ಯದಿಂದ ಜೀವಿಸಿ, ಧೂಮಪಾನ ಬಿಟ್ಟು ಬಿಡಿ, ಸಂತೋಷ ಹರಸ ತರುವುದು ವರ್ಷವಿಡಿ. ಇದು ಸಾರ್ವಜನಿಕ ಹಿತಾಸಕ್ತಿಗಾಗಿ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರದಿಂದ ಮನವಿ.

0: ಇನ್ನು ಮುಂದೆ ಕೇಳಿ ಬರೋಣ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಸಂಚಿಕೆ 77 ಕುರಿತು. ಎಸ್ ವಿ ವೈಎಂನ ಸಲಹೆಗಾರರು ಹಾಗೂ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಕೀಲು ಮತ್ತು ಮೂಳೆರೋಗ ತಜ್ಞರಾದ ಡಾಕ್ಟರ್ ಎಂ ಆರ್ ಸೀತಾರಾಮರವರು ನಡೆಸಿಕೊಡುವ ಕಾರ್ಯಕ್ರಮ.
1: ದಿನನಿತ್ಯದ ಬದುಕಿನ ಸಮಸ್ಯೆ ಸಂದೇಹಗಳಿಗೆ
2: ಲೌಕಿಕ ಹಾಗೂ ಪಾರಮಾರ್ಥಿಕ ಸ್ತರಗಳಲ್ಲಿ ಉತ್ತರವನ್ನು ಕಂಡುಕೊಂಡು
1: ಅರ್ಥಪೂರ್ಣ ಸಾರ್ಥಕ ಜೀವನ ನಡೆಸಲು ನಮಗೆ ಇರುವ ಒಂದು ದಾರಿದೀಪ
2: ಡಿವಿಜಿಯವರ ಮಂಕುತಿಮ್ಮನ ಕಗ್ಗ.
1: ಕನ್ನಡದ ಭಗವದ್ಗೀತೆ ಎಂದು ಪ್ರಸಿದ್ಧವಾದ ಈ ಜ್ಞಾನ ಭಂಡಾರದ ಅನಾವರಣವೇ
2: ನಿತ್ಯದ ಬದುಕಿಗೆ ಕಗ್ಗದ ಬೆಳಕು.
1: ತಪ್ಪದೇ ಕೇಳಿ ಪ್ರತಿದಿನ ಬೆಳಗ್ಗೆ 7:15 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ.
3: ಆತ್ಮೀಯ ಶ್ರೋತೃಗಳಿಗೆ ನಮಸ್ಕಾರ, ಸುಪ್ರಭಾತ. ಡಿವಿಜಿರವರ ಮಂಕುತಿಮ್ಮನ ಕಗ್ಗದ ಅಧ್ಯಯನ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಈ ಕಾರ್ಯಕ್ರಮವನ್ನು ಇವತ್ತು ಮುಂದುವರಿಸೋಣ. ಕಮಲ ಉದಯದೊಳ್ ಅರಳಿ,
4: ಕಮಲ ಉದಯದೊಳ್ ಅರಳಿ,
3: ಸಂಜೆಯಲ್ಲಿ ಮುಗುಳಾಗಿ,
4: ಸಂಜೆಯಲ್ಲಿ ಮುಗುಳಾಗಿ,
3: ಸುಮವಪ್ಪುದಂತೆ,
4: ಸುಮವಪ್ಪುದಂತೆ,
3: ಮರುವಗಲು ಮಗುಳ್ದಂತು,
4: ಮರುವಗಲು ಮಗುಳ್ದಂತು,
3: ಅಮಿತ ಪ್ರಪಂಚನ,
4: ಅಮಿತ ಪ್ರಪಂಚನ,
3: ಆಕುಂಚನಾವರ್ತನ,
4: ಆಕುಂಚನಾವರ್ತನ,
3: ಕ್ರಮವೇ ವಿಶ್ವ ಚರಿತ್ರೆ ಮಂಕುತಿಮ್ಮ,
4: ಕ್ರಮವೇ ವಿಶ್ವ ಚರಿತ್ರೆ ಮಂಕುತಿಮ್ಮ.
3: ಸೊ ಇಲ್ಲಿ ಮತ್ತೆ ಸೃಷ್ಟಿಯ ಒಂದು ಪ್ರಕಟೀಕೃತ ರೂಪದ ವರ್ಣನೆಯನ್ನು ನಾವು ನೋಡ್ತೀವಿ. ಒಂದು ರೀತಿಯ ಸೈಕಲ್, ಸೈಕಲ್ ಅಂತಂದ್ರೇನು, ಮತ್ತೆ ಮತ್ತೆ ಪುನರಾವರ್ತನೆಯಾಗುವಂತಹ ಒಂದು ವಿಚಾರ ಪ್ರಕ್ರಿಯೆ. ಅದು ಹೇಗೆ ಅಂತಂದರೆ, ಕಮಲ ಒಂದು ಲೋಟಸ್, ಕಮಲ ಕಮಲದ ಹೂವು ಸೂರ್ಯನ ಬೆಳಕು ಅದರ ಮೇಲೆ ಬಿದ್ದಾಗ ಅದು ಅರಳುತ್ತೆ. ಸೂರ್ಯ ಅಸ್ತಮಯ ಆಗ್ಬಿಟ್ಮೇಲೆ ಅದರ ದಳಗಳೆಲ್ಲ ಮತ್ತೆ ಮಗ್ಗಾಗುತ್ತೆ. ತಿರ್ಗಾ ಮಾರನೇ ದಿನ ಸೂರ್ಯನ ಕಿರಣಗಳು ಬಂದಾಗ ತಿರ್ಗಾ ಅದು ಅರಳುತ್ತೆ. ತಿರ್ಗಾ ಸೂರ್ಯಾಸ್ತವಾಗಿ ಕತ್ತಲಾಯಿತು ಅಂತಂದರೆ ತಿರ್ಗಾ ಅದು ಮಗ್ಗಾಗುತ್ತೆ. ಸೊ ಹಾಗೆ ಕಮಲ ಉದಯದೊಳ್ ಅರಳಿ ಸಂಜೆಯಲ್ಲಿ ಮತ್ತೆ ಮೊಗ್ಗಾಗಿ ಮರುವಗಲು ಮತ್ತೆ ಬಂದಾಗ ಮತ್ತೆ ಅದು ಹೂವಾಯಿತು. ಸೊ ಹೀಗೆ ದಿನ ರಾತ್ರಿ ಆಗ್ತಾ ಇದ್ದಂತೆ, ವ್ಯತ್ಯಾಸಗಳಾಗ್ತಾ ಇದ್ದಂತೆ ಪ್ರಕಟ ಸ್ವರೂಪದಲ್ಲಿ, ಪ್ರಕಟ ರೂಪದಲ್ಲಿರುವಂತಹ ಕಮಲವೂ ಕೂಡ ಬದಲಾಗ್ತಾ ಇದೆ, ಅರಳ್ತಾ ಇದೆ, ಸಂಕುಚಿತಗೊಳ್ತಾ ಇದೆ. ಸೊ ಹಾಗೆ ಆಕುಂಚನ ಆವರ್ತನ, ದೊಡ್ಡದಾಗೋದು ಚಿಕ್ಕದಾಗೋದು, ಎಕ್ಸ್ಪ್ಯಾನ್ಷನ್ ಕಂಟ್ರಾಕ್ಷನ್, ಇದು ಪ್ರಪಂಚದಲ್ಲಿ ನಿರಂತರವಾಗಿ ನಡೀತಾ ಇದೆ ಅಂತ ಇಲ್ಲಿ ಡಿವಿಜಿ ಹೇಳ್ತಾರೆ. ಅಗೇನ್ ನಾವು ಫಿಸಿಕ್ಸ್ಗೆ ಹೋದರೆ ಫಿಸಿಕ್ಸ್ ಕೂಡ ಇದೇ ಹೇಳುತ್ತೆ, ಎಕ್ಸ್ಪ್ಯಾನ್ಷನ್ ಆಗ್ತಾ ಇರುತ್ತೆ, ಎಕ್ಸ್ಪ್ಯಾಂಡ್ ಆದಮೇಲಿಂದ ಕಂಟ್ರಾಕ್ಟ್ ಆಗುತ್ತೆ ಅಂತ. ಒಂದು ಲೈಫ್ ಹಿಸ್ಟ್ರಿ ಆಫ್ ಎ ಸ್ಟಾರ್, ಒಂದು ನಕ್ಷತ್ರದ ಜೀವನ ಪಥವನ್ನು ನಾವು ನೋಡಿದಾಗ ಶಕ್ತಿಯನ್ನು ವ್ಯಯ ಮಾಡ್ತಾ ಬೆಳಕನ್ನು ಚೆಲ್ತಾ ಅದು ದೊಡ್ಡದಾಗ್ತಾ ಆಗ್ತಾ ಹೋಗುತ್ತೆ. ಒಂದು ಹಂತದಲ್ಲಿ ಅದು ಅದರ ಶಕ್ತಿ ಉಡುಗ್ತಾ ಉಡುಗ್ತಾ ಅದು ಕೊಲ್ಯಾಪ್ಸ್ ಆಗ್ತಾ ಬರುತ್ತೆ. ಕೊಲ್ಯಾಪ್ಸ್ ಆದ ನಂತರ ಮತ್ತೆ ಅದು ಚಿಕ್ಕದಾಗತ್ತೆ. ಸೊ ದೊಡ್ಡದಾಗತ್ತೆ, ಚಿಕ್ಕದಾಗತ್ತೆ, ಇದು ವಿಜ್ಞಾನ ಹೇಳೋವಂಥ ಮಾತು. ಅದನ್ನಿಲ್ಲಿ ನಮ್ಮ

ಉಪನಿಷತ್ತುಗಳಲ್ಲೂ ಕೂಡ ಆ ಮಾತಿದೆ. ಅದನ್ನಿಲ್ಲಿ ಮತ್ತೆ ಡಿ ವಿ ಜಿ ಅವರು ಇದೇ ವಿಶ್ವದ ಚರಿತ್ರೆಯ ಕ್ರಮ ಅಂತ ಹೇಳ್ತಾರೆ. ಈ ಪ್ರಪಂಚದ ಆಕುಂಚನ ಆವರ್ತನ ಕ್ರಮವೇ ವಿಶ್ವದ ಚರಿತ್ರೆ ಅಂತ. ಸೊ ಎಕ್ಸ್ಪ್ಯಾನ್ಷನ್ ಆ್ಯಂಡ್ ಕಂಟ್ರಾಕ್ಷನ್, ಗ್ರೋಯಿಂಗ್ ಬಿಗ್, ಶ್ರಿಂಕಿಂಗ್, ದೊಡ್ಡದಾಗುವಂಥದ್ದು, ಚಿಕ್ಕದಾಗುವಂಥದ್ದು. ಸೊ ಇದು ಒಂದು ಸೈಕಲ್. ಸೊ ಇದು ಈ ಸೈಕಲ್ನಲ್ಲಿ ನಿರಂತರವಾಗಿ ಇದು ನಡೀತಾ ಇರುತ್ತೆ. ಸೊ ಇದನ್ನು ನಾವು ಸೈಕಲ್ ಅಂತ ಅಂದ್ಕೊಂಡಾಗ ಹಿಂದಿನ ಎರಡು ಮುಕ್ತಕಗಳಲ್ಲಿ ಏನು ನೋಡಿದ್ವಿ, ಆದಿ ಮತ್ತು ಅಂತ್ಯಗಳು ಇಲ್ಲ ಅನ್ನೋದು ಈ ಸೈಕಲ್ ಅನ್ನೋದರಿಂದ ನಮಗೆ ಅರ್ಥ ಆಗುತ್ತೆ. ಅದು ಹೇಗೆ ನಾವು ಅರ್ಥ ಮಾಡ್ಕೋಬೋದು? ಈಗ ಉದಾಹರಣೆಗೆ ಒಂದು ಸರಳ ರೇಖೆ, ಒಂದು ಸ್ಟ್ರೈಟ್ ಲೈನ್ ಅಂತ ಅಂದ್ಕೊಳ್ಳೋಣ, ಸ್ಟ್ರೈಟ್ ಲೈನ್ ಸೆಗ್ಮೆಂಟ್ ಅಂತ, ಅದನ್ನು ನಾವು ಜಾಮಿಟ್ರಿನಲ್ಲಿ ಬರೀತೀವಿ. ಇಲ್ಲಿಂದ ಇಲ್ಲಿವರೆಗೂ ಒಂದು ಈ ಚುಕ್ಕೆಯಿಂದ ಈ ಚುಕ್ಕೆವರೆಗೂ ಒಂದು ಲೈನ್ ಎಳೆದ್ಬಿಟ್ಟು ಇದು ಎ ಇದು ಬಿ ಅಂತ ಕರಿತೀವಿ. ಸೊ ಎಯಿಂದ ಬಿವರೆಗೆ ಒಂದು ಲೈನ್ ಇದೆ, ರೈಟ್? ಅದು ಒಂದು ಸರಳ ರೇಖೆ. ಒಂದು ತ್ರಿಭುಜ, ಒಂದು ಟ್ರಯಾಂಗಲ್ ಅಂತ ನೋಡೋಣ. ಎ ಬಿ ಸಿ ಅಂತ ಬರಿತೀವಿ. ಎ ಬಿ ಒಂದು ಲೈನು, ಬಿ ಸಿ ಒಂದು ಲೈನು, ಎ ಸಿ ಒಂದು ಲೈನು. ಸೊ ಹೀಗೆ ಈ ಮೂರು ಲೈನ್ಗಳಿರೋದ್ರಿಂದ ಅಲ್ಲಿ ಎ ಬಿ ಸಿ, ಎಯಿಂದ ಶುರು ಮಾಡಿದ್ರೆ ನಾನು ಬಿಗೆ ಹೋಗ್ಬೋದು, ಸಿಗೆ ಬರ್ಬೋದು, ಡಿಗೆ ಬರ್ಬೋದು. ಸೊ ಈ ಥರ ಒಂದು ಇದು, ಹಾಗೆ ಅದು ಚೌಕಾಕಾರ ಅಂತೆಲ್ಲ ಮಾಡಿದ್ವಿ ಅಂತ ಅಂದ್ಕೊಂಡು, ಈಗ ಎ ಮತ್ತು ಬಿನಲ್ಲಿ ನಾವು ನೋಡಿದ್ವಿ ಎಯಿಂದ ಶುರುವಾಗಿ ಬಿವರೆಗೂ ಹೋಯಿತು ಅಂತ, ರೈಟ್? ಬಿನಲ್ಲಿ ನಿಂತು ಬಿಡುತ್ತದು. ಒಂದು ವೃತ್ತವನ್ನು ತಗೊಳ್ಳೋಣ, ಒಂದು ಸೈಕಲ್, ಅಲ್ಲೂ ಎ ಬಿ ಸಿ ಅಂತ ಅಂದ್ಕೊಳ್ಳೋಣ. ಇವಾಗ ಅದು ಎಯಿಂದ ಬಿಗೆ ಹೋಯಿತು, ಬಿಯಿಂದ ಸಿಗೆ ಬಂತು, ತಿರ್ಗಾ ಎಲ್ಲಿಗೆ ಬಂತದು? ತಿರ್ಗಾ ಎಗೆ ಬಂತದು. ಎ ಆದ್ಮೇಲಿಂದ ತಿರ್ಗಾ ಬಿ ಸಿ, ತಿರ್ಗಾ ಎಗೆ ಬಂತು. ಸೊ ಎ ಬಿ ಸಿ, ತಿರ್ಗಾ ಎಗೆ. ಸೊ ಈ ವೃತ್ತದಲ್ಲಿ ಎ ಅನ್ನೋಂಥ ಒಂದು ಬಿಂದುವನ್ನು ನಾವು ಎಲ್ಲಿ ಗುರುತಿಸೋಣ? ಯಾಕೆ ಅದು ಒಂದು ಕಂಟಿನ್ಯೂಸ್ ಸೈಕಲ್, ಅದು ಕಂಟಿನ್ಯೂಸ್ ಲೈನ್ ಸೆಗ್ಮೆಂಟ್ ಥರ ಇಲ್ಲಿಂದ ಇಲ್ಲಿಗೆ ಅಂತ ಇಲ್ಲ. ಅದು ಇಲ್ಲಿಂದ ಅಂತ ನಾವು ಶುರು ಮಾಡಿದ್ರೆ ತಿರ್ಗಾ ವಾಪಸ್ ಅದೇ ಪಾಯಿಂಟಿಗೆ ಬರಬಹುದು. ಯಾವ ಪಾಯಿಂಟನ್ನ ಬೇಕಾದರೂ ನಾವು ಆ ಸರ್ಕಲ್ನಲ್ಲಿ ತಗೊಳ್ಬೋದು. ಇದು ಸ್ಟಾರ್ಟಿಂಗ್ ಅಂತ ಅಂದ್ಕೊಂಡ್ರೆ ನಮ್ಮ ಪೆನ್ಸಿಲನ್ನು ಆ ವೃತ್ತದ ಮೇಲೆ ಹಿಂಗೆ ತಿರುಗಿಸ್ತಾ ಹೋದರೆ ತಿರ್ಗಾ ನಾವು ಎಲ್ಲಿಗೆ ಎಂಡ್ ಆಗ್ತೀವಿ? ಪ್ರಾರಂಭದ ಪಾಯಿಂಟ್ಗೆ ಎಂಡ್ ಆಗ್ತೀವಿ. ನನಗೆ ಈ ಪಾಯಿಂಟ್ ಇಷ್ಟ, ನಿನಗೆ ಇನ್ನೊಂದು ಪಾಯಿಂಟ್ ಇಷ್ಟ, ನೀನು ಅಲ್ಲಿಂದ ಶುರು ಮಾಡ್ಬೋದು. ಹಿಂಗಿಂದ ಹೋದರೆ ನೀನು ಎಲ್ಲಿಗೆ ಬರ್ತೀಯ? ತಿರ್ಗಾ ಅದೇ ಪಾಯಿಂಟಿಗೆ ಬರ್ತೀಯ, ನೀನು ಶುರು ಮಾಡಿದಂಥ ಪಾಯಿಂಟಿಗೆ ಬರ್ತೀಯ. ಸೊ ಹಾಗೆ ಆಕುಂಚನ ಆವರ್ತನಗಳು ಆಗ್ತಾನೆ ಇರ್ತವೆ, ಮೇಲಿಂದ ಕೆಳಗೆ, ಕೆಳಗಿಂದ ಮೇಲೆ, ಮೇಲಿಂದ ಕೆಳಗೆ, ಕೆಳಗಿಂದ ಮೇಲೆ. ಕಮಲದ ಪುಷ್ಪ ಅರಳಿ ಮತ್ತೆ ಮಗ್ಗಾದಂತೆ ವಿಶ್ವವೂ ಕೂಡ ಆಕುಂಚನಗೊಳ್ತಾ ಇದೆ ಮತ್ತೆ ಆವರ್ತನಗೊಳ್ತಾ ಇದೆ, ದೊಡ್ಡದಾಗ್ತಾ ಇದೆ, ಚಿಕ್ಕದಾಗ್ತಾ ಇದೆ. ಅದು ವಿಶ್ವದ ಚರಿತ್ರೆಯ ಕ್ರಮ, ವಿಶ್ವದಲ್ಲಿ ಇದೇ ಕ್ರಮ. ಸೊ ಇಟ್ ಈಸ್ ನಾಟ್ ಎನ್ ಎಕ್ಸೆಪ್ಷನ್, ಇಟ್ ಈಸ್ ದ ರೂಲ್. ಎಲ್ಲರೂ ಪಾಲಿಸಬೇಕಾದಂತಹ, ಗೌರವಿಸಬೇಕಾದಂತಹ ಒಂದು ಕ್ರಮ ಇದು, ಸಿದ್ಧಾಂತ ಇದು, ತತ್ವ ಇದು ಅಂತ. ಜೀವನದಲ್ಲಿ ನಮಗೆ ಈ ರೀತಿಯ ಏರ್ಪೇರುಗಳಾಗ್ತಾ ಇರುತ್ತೆ. ಕೆಲವು ಸರ್ತಿ ನಾವು ಎಕ್ಸ್ಪ್ಯಾಂಡ್, ಓ ನಾವು ಬೆಳೀತಾ ಇದ್ದೀವಪ್ಪ, ಖುಷಿಯಾಗಿರುತ್ತೆ. ಕೆಲವು ಸರ್ತಿ ಹೊಡೆತಗಳು ಬೀಳುತ್ತೆ, ಆಗ ಚಿಕ್ಕದಾಗ್ತೀವಿ, ಆವಾಗ ಬೇಜಾರು ಮಾಡ್ಕೋತೀವಿ ಅಲ್ವಾ. ವಿಶ್ವದ ಕ್ರಮ ಏನಪ್ಪ ಅಂತಂದರೆ ದೊಡ್ಡದಾದದ್ದೆಲ್ಲ ಚಿಕ್ಕದಾಗಲೇಬೇಕು ಅಲ್ವಾ. ಪ್ರಸಿದ್ಧವಾದಂಥ ಪದ್ಯ ನಾವೆಲ್ಲ ನೋಡಿದ್ದೀವಿ, ಏರಿದವನು ಚಿಕ್ಕವನಿರಬೇಕಲೇ ಎಂಬ ಸತ್ಯವ ಸಾರ್ತಾನಂತೆ. ಯಾರು? ಸೂರ್ಯ. ಮೂಡುವನು ರವಿ ಮೂಡುವನು, ಮೂಡಣ ರಂಗಸ್ಥಳದಲ್ಲಿ ನೆತ್ತರು ಮಾಡುವನು, ಇದನ್ನೆಲ್ಲ ನಾವು ಕಲಿತಿದ್ವಿ. ಸೊ ಮೂಡಣ ರಂಗಸ್ಥಳ, ಪೂರ್ವದಲ್ಲಿ ಏರಿದಂತಹ ಸೂರ್ಯ ದಿನ ಕಳೀತಾ ಕಳೀತಾ ಪಶ್ಚಿಮದಲ್ಲಿ ಇಳಿದು ಹೋಗ್ತಾನೆ. ಹಾಗೆ ಜೀವನದಲ್ಲಿ ನಮಗಾಗೋಂಥ ಕಷ್ಟ ನಷ್ಟಗಳು ಕೂಡ ಹೀಗೆ ಮೇಲಕ್ಕೆ ಹೋಗ್ತವೆ ಮತ್ತು ಕೆಳಕ್ಕೆ ಬರ್ತವೆ. ಇವತ್ತಿನ ದಿವಸ ಯಾರು ಬಹಳ ಸಾಹುಕಾರರು ಅಂತಿದ್ದಾರೋ, ಆ ಸಾಹುಕಾರತನ, ಆ ಐಶ್ವರ್ಯ ಸದಾಕಾಲ ಉಳಿದೇ ಇರಬಹುದು, ಅದೊಂದು ಸ್ವಲ್ಪ ದಿನ ಆದ ನಂತರ ಕ್ಷೀಣಿಸ್ತಾ ಬರುತ್ತೆ. ಎಕ್ಸ್ಪ್ಯಾನ್ಷನ್, ಕಂಟ್ರಾಕ್ಷನ್. ಅದೇ ರೀತಿ ಇವತ್ತು ಕಂಟ್ರಾಕ್ಷನ್ ಸ್ಟೇಜಲ್ಲಿ ಯಾರಿದ್ದಾರೋ, ಇವತ್ತು ನಾವು ಭಾಳ ಬಡವರಪ್ಪ ಅಂತ ನಾವು ಯಾರು ಬೇಜಾರು ಮಾಡ್ಕೋತಾ ಇದ್ದೀವೋ, ಅವರಿಗೆ ಈ ಮುಕ್ತಕದ ಒಂದು ಸಂದೇಶ ಏನಪ್ಪ ಅಂದರೆ, ಅದು ನೀವು ಕಂಟ್ರಾಕ್ಷನ್ ಸ್ಟೇಜಲ್ಲಿ ಇದ್ದೀರಿ, ಖಂಡಿತ ಒಂದು ಸ್ವಲ್ಪ ದಿನದಲ್ಲಿ ನೀವು ಎಕ್ಸ್ಪ್ಯಾನ್ಷನ್ ಸ್ಟೇಜ್ಗೆ ಹೋಗಬಲ್ಲರಿ. ಗ್ರೋತ್ ಇಸ್ ಪಾಸಿಬಲ್, ಶ್ರಿಂಕಿಂಗ್ ಆಗಿದೆ, ಗ್ರೋತ್ ಈಗ ಆಗಬಹುದು. ಸೊ ಹಾಗೆ ಸಂತೋಷ, ದುಃಖಗಳು, ಕಷ್ಟಗಳು, ನಲಿವುಗಳು, ಸೊ ಇವು ಕೂಡ ಒಂದು ರೀತಿಯ ಸೈಕಲ್ ಇದ್ದಂಗೆ. ಜೀವನದ ಸೈಕಲ್ನಲ್ಲಿ ಎಲ್ಲರೂ ಎಲ್ಲವನ್ನೂ ಅನುಭವಿಸಲೇಬೇಕು. ಇವತ್ತಿನ ದಿವಸ ನಾವು ಕಷ್ಟಪಡ್ತಾ ಇದ್ದೀವಿ.

0: ಅಂತ ಅಂದ್ಕೊಂಡು ಕುಗ್ಗು ಹೋಗೋದು ಬೇಡ ಮಾನಸಿಕವಾಗಿ. ಇವತ್ತು ನಾವೇನೋ ಸಂತೋಷವಾಗಿದ್ದೀವಿ, ಏನೋ ಭಾಳ ಸುಖವಾಗಿದ್ದೀವಿ ಅಂತ ಅಂದ್ಬಿಟ್ಟು ಮೆರೆಯೋದು ಬೇಡ, ಯಾಕೆ ಅದು ನಶ್ವರ. ಸೊ ಹಾಗೆ ಸಮತ್ವದ ಒಂದು ದೃಷ್ಟಿಯನ್ನು ನಾವು ತೆಕ್ಕೊಳ್ಬೇಕು. ಯಾಕೆ ತೆಕ್ಕೊಳ್ಬೇಕು ಅಂತಂದರೆ, ಈ ರೀತಿಯ ಏರು ಬೀಳುಗಳು ವಿಶ್ವ ಚರಿತ್ರೆಯ ಕ್ರಮ. ಸೊ ಹಾಗಾಗಿ ಭಗವಂತ ಸೃಷ್ಟಿ ಮಾಡಿರೋಂಥ ವಿಶ್ವದಲ್ಲಿರೋಂಥ ಕ್ರಮ ನಮ್ಮ ಜೀವನದಲ್ಲೂ ಕೂಡ ಬಂದೇ ಬರುತ್ತೆ. ಹಾಗಾಗಿ ಯಾವುದಕ್ಕೂ ಹೆದರೋದು ಬೇಡ, ಯಾವುದಕ್ಕೂ ಮೆರೆಯೋದು ಬೇಡ. ಸಮತ್ವವನ್ನು ನಾವು ಕಾಪಾಡಿಕೊಂಡು ಆಶಾದೃಷ್ಟಿಯಿಂದ ನಾವು ಜೀವನವನ್ನು ಎದುರಿಸ್ಬೇಕು. ಇದ್ದದ್ದನ್ನು ಒಂದು ರೀತಿಯ ಸಂಭ್ರಮದ ರೀತಿಯಲ್ಲಿ ನಾವು ಆಚರಿಸಬೇಕು, ಅದನ್ನು ನಾವು ನೆನ್ಪಿಟ್ಕೊಳ್ಳೋಣ.
1: ದಿನನಿತ್ಯದ ಬದುಕಿನ ಸಮಸ್ಯೆ ಸಂದೇಹಗಳಿಗೆ
2: ಲೌಕಿಕ ಹಾಗೂ ಪಾರಮಾರ್ಥಿಕ ಸ್ತರಗಳಲ್ಲಿ ಉತ್ತರವನ್ನು ಕಂಡುಕೊಂಡು
1: ಅರ್ಥಪೂರ್ಣ ಸಾರ್ಥಕ ಜೀವನ ನಡೆಸಲು ನಮಗೆ ಇರುವ ಒಂದು ದಾರಿದೀಪ
2: ಡಿವಿಜಿಯವರ ಮಂಕುತಿಮ್ಮನ ಕಗ್ಗ.
1: ಕನ್ನಡದ ಭಗವದ್ಗೀತೆ ಎಂದು ಪ್ರಸಿದ್ಧವಾದ ಈ ಜ್ಞಾನ ಭಂಡಾರದ ಅನಾವರಣವೇ
2: ನಿತ್ಯದ ಬದುಕಿಗೆ ಕಗ್ಗದ ಬೆಳಕು.
1: ತಪ್ಪದೇ ಕೇಳಿ ಪ್ರತಿದಿನ ಬೆಳಗ್ಗೆ 7:15 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ.
3: ಇದುವರೆಗೂ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಸಂಚಿಕೆ 77 ಕುರಿತು SVYM ನ ಸಲಹೆಗಾರರು ಹಾಗೂ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಕೀಲು ಮತ್ತು ಮೂಳೆ ರೋಗ ತಜ್ಞರಾದ ಡಾಕ್ಟರ್ MR ಸೀತಾರಾಮರವರು ನಡೆಸಿಕೊಟ್ಟ ಕಾರ್ಯಕ್ರಮವನ್ನು ಕೇಳಿದಿರಿ. ಇನ್ನು ಮುಂದೆ ಕೇಳಿಬರೋಣ ಜ್ಞಾನಸುಧ ಕಾರ್ಯಕ್ರಮದಲ್ಲಿ ಮಣ್ಣಿನ ಮಕ್ಕಳ ಮಣ್ಣೆತ್ತಿನ ಅಮಾವಾಸ್ಯೆ ಎಂಬ ವಿಷಯದ ಕುರಿತು ಪ್ರಕಾಶ್ ಅವರು ನಡೆಸಿಕೊಡುವ ಕಾರ್ಯಕ್ರಮ.

ಪ್ರಿಯ ಜನಧ್ವನಿ ಕೇಳುವರಿಗೆಲ್ಲ ನಮಸ್ಕಾರ. ಇದು ಜನಧ್ವನಿ ರೇಡಿಯೋ. ಇದು 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಾನು ನಿಮ್ಮ ಬಾನುಲಿ ಗೆಳೆಯ ಪ್ರಕಾಶ್ ಸರಗೂರು. ಎಂದಿನಂತೆ ತಮ್ಮೆಲ್ಲರಿಗೂ ಜ್ಞಾನಸುಧಾ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕ ಸ್ವಾಗತವನ್ನು ಕೋರುತ್ತಿದ್ದೇನೆ. ಪ್ರಿಯ ಕೇಳುಗರೆ, ಇಂದಿನ ನಮ್ಮ ಜ್ಞಾನಸುಧಾ ಕಾರ್ಯಕ್ರಮದಲ್ಲಿ ಮಣ್ಣಿನ ಮಕ್ಕಳ ಮಣ್ಣೆತ್ತಿನ ಅಮಾವಾಸ್ಯೆ ಎಂಬ ವಿಷಯದ ಕುರಿತು ಮಾಹಿತಿಯನ್ನು ತಿಳಿದು ಬರೋಣ. ಹಬ್ಬ ಹರಿದಿನಗಳ ದೇಶವಾದ ಭಾರತದಲ್ಲಿ ಸಂಸ್ಕೃತಿ ಸಂಸಾರಗಳಿಗೆ ವಿಶೇಷವಾದ ಮಹತ್ವವಿದೆ. ಭಾರತೀಯರಾದ ನಾವೆಲ್ಲರೂ ಮರಗಳು, ಕಲ್ಲು ಮತ್ತು ಮಣ್ಣಿನಲ್ಲೂ ಸಹ ದೈವತ್ವವನ್ನು ಕಾಣುತ್ತೇವೆ. ಮಣ್ಣನ್ನು ಒಂದು ಎಂದು ಭಾವಿಸಿ ನಮ್ಮ ಅನೇಕ ಹಬ್ಬಗಳಲ್ಲಿ ಮಣ್ಣಿನ ಮೂರ್ತಿಗಳನ್ನು ಮಾಡಿ ಪೂಜಿಸುವ ಸಂಪ್ರದಾಯ ರೂಢಿಯಲ್ಲಿದೆ. ಕಾರ ಹುಣ್ಣಿಮೆ ಮುಗಿದು ರೈತಾಪಿಗಳು ಸಡಗರದಿಂದ ಆಚರಿಸುವ ಮುಂಗಾರಿನ ಆರಂಭದ ಹಬ್ಬವೇ ಮಣ್ಣೆತ್ತಿನ ಅಮಾವಾಸ್ಯೆ. ಕಾರ ಹುಣ್ಣಿಮೆಯ ದಿನದಂದು ಎತ್ತುಗಳನ್ನು ಶುಭ್ರಗೊಳಿಸಿ ಅಲಂಕರಿಸಿ ಹೋಳಿಗೆ, ಕಡುಬು ಮುಂತಾದ ಸಿಹಿ ತಿನಿಸುಗಳ ನೈವೇದ್ಯ ಸಮರ್ಪಿಸಿ ಸಾಯಂಕಾಲದ ಸಮಯ ಕರಿ ಎರೆಯುವ ಸಂಪ್ರದಾಯವಿದೆ. ತಿಂಗಳುಗಳವರೆಗೆ ವಿಶ್ರಾಂತಿ ಪಡೆಯುತ್ತಿದ್ದ ಎತ್ತುಗಳು ಶ್ರಾವಣ ಮಾಸದ ಹೊತ್ತಿಗೆ ಕೃಷಿ ಕಾರ್ಯಕ್ಕೆ ಸಜ್ಜಾಗುತ್ತವೆ. ಭೂದೇವಿಯು ಪ್ರಕೃತಿಯ ಸ್ವರೂಪವಾದರೆ ಎತ್ತುಗಳು ಪರಮೇಶ್ವರನ ಸ್ವರೂಪ ಮತ್ತು ನೇಗಿಲು ಈಶ್ವರನ ಆಯುಧಗಳ ಸ್ವರೂಪವಾಗಿವೆ. ಜ್ಯೇಷ್ಠ ಮಾಸದ ಅಮಾವಾಸ್ಯೆಯು ಭೂಮಿ ಸಂಬಂಧಿ ಪರ್ವ ಕಾಲವಾಗಿದ್ದರಿಂದ ಅಂದು ಮಣ್ಣಿನಿಂದ ಮಾಡಿದ ಎತ್ತುಗಳನ್ನು ಪೂಜಿಸಲಾಗುತ್ತದೆ. ವರ್ಷಪೂರ್ತಿ ಹೊಲದಲ್ಲಿ ಕಷ್ಟಪಟ್ಟು ದುಡಿಯುವ ಎತ್ತುಗಳಿಗೆ ಕೃತಜ್ಞತೆ ಸಲ್ಲಿಸುವುದು ಈ ಹಬ್ಬದ ಮುಖ್ಯ ಉದ್ದೇಶವಾಗಿದೆ. ಮಣ್ಣನ್ನು ನಂಬಿ ಬದುಕುವ ರೈತ ಮಣ್ಣಿನಿಂದಲೇ ಎತ್ತುಗಳನ್ನು ಮಾಡಿ ಪೂಜಿಸುವುದರಿಂದ ಇದಕ್ಕೆ ಮಣ್ಣೆತ್ತಿನ ಅಮಾವಾಸ್ಯೆ ಎಂಬ ಹೆಸರು ಬಂದಿದೆ. ಕೃಷಿಕರಿಗೆ ತಮ್ಮ ಎತ್ತುಗಳ ಮೇಲೆ ಅಭಿಮಾನದ ಜೊತೆಗೆ ನಂಬಿಕೆಯೂ ಜಾಸ್ತಿ. ಎತ್ತು ತನ್ನ ಕಾಲಿನಿಂದ ಯಾವ ಧಾನ್ಯವಿರುವ ಸೇರನ್ನು ತಳ್ಳಿ ಮುಂದೆ ಸಾಗುವುದೋ ಅದೇ ಧಾನ್ಯವೇ ಬಿತ್ತಲು ಸೂಕ್ತವೆಂದು ನಿಶ್ಚಯಿಸುತ್ತಾರೆ. ಮಣ್ಣೆತ್ತಿನ ಅಮಾವಾಸ್ಯೆಯನ್ನು ಕರ್ನಾಟಕದಲ್ಲಿ, ಅದರಲ್ಲೂ ವಿಶೇಷವಾಗಿ ಉತ್ತರ ಕರ್ನಾಟಕದಲ್ಲಿ ಪ್ರಮುಖವಾಗಿ ಆಚರಿಸುತ್ತಾರೆ. ಎತ್ತುಗಳನ್ನು ಹೊಲಗಳಲ್ಲಿ ಸಿಗುವ ಜಿಗುಟು ಮಣ್ಣಿನಿಂದ ತಯಾರಿಸುವ ಸಂಪ್ರದಾಯ ರೂಢಿಯಲ್ಲಿದೆ. ಕೆಲವರು ಕುಂಬಾರರ ಮನೆಗಳಿಂದ ಮಣ್ಣಿನಿಂದ ತಯಾರಿಸಿದ ಜೋಡಿ ಎತ್ತುಗಳನ್ನು ಖರೀದಿಸಿ ತರುತ್ತಾರೆ. ಕುಂಬಾರರು ಎತ್ತುಗಳೊಂದಿಗೆ ಒಂದಿಷ್ಟು

ಮಣ್ಣನ್ನು ಕೊಡುತ್ತಾರೆ. ಈ ಹಸಿ ಮಣ್ಣಲ್ಲಿ ದನಗಳಿಗೆ ಹುಲ್ಲು ತಿನ್ನಲು ಗ್ವಾದಾಲಿ ಅಂದರೆ ಮೇವು ನೀರು ಹಾಕಲು ಮಾಡುತ್ತಾರೆ. ಮಣ್ಣಿನ ಎತ್ತುಗಳನ್ನು ಸಿಂಗರಿಸಿ ಜೋಡೆತ್ತುಗಳಿಗೆ ಹಾರತಿಯತ್ತಿ ಸಲ್ಲಿಸಲಾಗುತ್ತದೆ. ಉತ್ತರ ಕರ್ನಾಟಕದ ಕೆಲವು ಭಾಗಗಳಲ್ಲಿ ಈ ಹಬ್ಬವನ್ನು ಕರಿದಿನ ಎಂತಲೂ ಕರೆಯುತ್ತಾರೆ. ಈ ದಿನದಂದು ಯಾವುದೇ ಕೃಷಿ ಕೆಲಸಗಳನ್ನು ಮಾಡದೆ ಎತ್ತುಗಳಿಗೆ ಸಂಪೂರ್ಣ ವಿಶ್ರಾಂತಿ ನೀಡಲಾಗುತ್ತದೆ. ಆಷಾಢ ಶ್ರಾವಣ ಮತ್ತು ಭಾದ್ರಪದ ಮಾಸಗಳು ಮಣ್ಣಿನ ಪೂಜೆಗಳಾಗಿವೆ. ಮಣ್ಣೆತ್ತು ಗುಳ್ಳವ್ವ, ಹುತ್ತಪ್ಪ, ಗಣಪ್ಪ ಮತ್ತು ಜೋಕುಮಾರ ಈ ಐದು ಮಣ್ಣಿನಿಂದ ಮಾಡಿದ ದೈವಗಳನ್ನು ಮೂರು ಮಾಸಗಳಲ್ಲಿ ಪೂಜಿಸುತ್ತಾರೆ. ದೀಪಾವಳಿ ಅಮಾವಾಸ್ಯೆಯ ದಿನ ಧನಲಕ್ಷ್ಮಿ ಪೂಜೆಗೊಂಡರೆ ಮಣ್ಣೆತ್ತಿನ ಅಮಾವಾಸ್ಯೆಯ ದಿನ ಧಾನ್ಯ ಲಕ್ಷ್ಮಿಯನ್ನು ತರುವ ಎತ್ತುಗಳು ಹಾಗೂ ಕೃಷಿಯ ಎಲ್ಲ ಉಪಕರಣಗಳು ಪೂಜೆಗೊಳ್ಳುತ್ತವೆ. ಒಂದು ಬಾರಿ ಶಿವನು ಮಾರುವೇಷದಲ್ಲಿ ಬಂದು ನಿಮ್ಮ ಎತ್ತುಗಳನ್ನು ಕೆಲಕಾಲ ನನಗೆ ಕೊಡಿ ಎಂದು ರೈತರನ್ನು ಕೇಳಿದನಂತೆ. ಆಗ ಅವರು, ಕುಹಕದಿಂದ ನಮ್ಮ ಎತ್ತುಗಳು ಮಣ್ಣಿನವು, ಅದಕ್ಕಾಗಿ ಕೊಡಲಾಗುವುದಿಲ್ಲ ಎಂದು ನಿರಾಕರಿಸಿದರಂತೆ. ಈಶ್ವರನ ಅವಕೃಪೆಗೆ ಪಾತ್ರರಾದ ಕೃಷಿಕರ ಕೊಟ್ಟಿಗೆಯಲ್ಲಿದ್ದ ಎತ್ತುಗಳೆಲ್ಲವೂ ಮಣ್ಣಿನ ರೂಪವನ್ನೇ ತಳೆದಿದ್ದವು. ನಂತರ ಅವರೆಲ್ಲ ಪಶ್ಚಾತ್ತಾಪದಿಂದ ಶಿವನನ್ನು ಪೂಜಿಸಿ ಪ್ರಾರ್ಥಿಸಿದಾಗ ಆತನ ಅನುಗ್ರಹದಿಂದ ಎತ್ತುಗಳೆಲ್ಲ ಮರಳಿ ಜೀವಂತವಾದವಂತೆ. ಮಣ್ಣೆತ್ತಿನ ಅಮಾವಾಸ್ಯೆಯಂದು ಬೆಳಗ್ಗೆ ಮನೆಯನ್ನು ಸ್ವಚ್ಛಗೊಳಿಸಿ ರಂಗೋಲಿಯಿಂದ ಅಂಗಳವನ್ನು ಅಲಂಕರಿಸಲಾಗುತ್ತದೆ. ಕೊಟ್ಟಿಗೆಯಲ್ಲಿರುವ ಎತ್ತುಗಳಿಗೆ ಎಣ್ಣೆ ಹಚ್ಚಿ ಸ್ನಾನ ಮಾಡಿಸಿ ಅಲಂಕರಿಸಿ ಕುತ್ತಿಗೆಗೆ ಗಂಟೆ, ಹೂಮಾಲೆ ಮತ್ತು ಬಣ್ಣದ ಬಟ್ಟೆಗಳನ್ನು ಕಟ್ಟುತ್ತಾರೆ. ಎತ್ತುಗಳಿಗೆ ಬಣ್ಣ ಲೇಪಿಸಿ ಜೋಳ, ಕುಸುಬಿ ಕಾಳುಗಳು ಮತ್ತು ಗಂಟೆಸರಗಳಿಂದ ಸಿಂಗರಿಸಿ ನೈವೇದ್ಯ ಸಲ್ಲಿಸಿ ಆರತಿ ಎತ್ತಿ ಪೂಜಿಸುತ್ತಾರೆ. ಹೊಲದಿಂದ ತಂದ ಮಣ್ಣಿನ ಎತ್ತುಗಳಿಗೂ ಪೂಜೆ ಸಲ್ಲಿಸಲಾಗುತ್ತದೆ. ಕೆಲವೆಡೆ ಸಣ್ಣ ಮಣ್ಣಿನ ಗುಡ್ಡವನ್ನು ಮಾಡಿ ಅದನ್ನು ಭೂದೇವಿಯ ಸಂಕೇತವಾಗಿ ಪೂಜಿಸುತ್ತಾರೆ. ಕೃಷಿಕರಿಗೆ ಕುಂಬಾರರು ಅಮಾವಾಸ್ಯೆಯ ಮುನ್ನ ದಿನವೇ ಮಣ್ಣಿನ ಎತ್ತುಗಳನ್ನು ತಯಾರಿಸಿ ಮನೆಗೆ ತಲುಪಿಸಿ ಅವರವರಿಂದ ವೀಳ್ಯ ದಕ್ಷಿಣೆ, ಅಕ್ಕಿ, ತೆಂಗಿನಕಾಯಿ ಮತ್ತು ಕಾಣಿಕೆ ಪಡೆಯುತ್ತಾರೆ. ಈ ಎತ್ತುಗಳಿಗೆ ಸುಂದರವಾದ ಬಣ್ಣ ಹಚ್ಚಿ ಕೊಂಬುಗಳಿಗೆ ಗೆಜ್ಜೆ ಜೂಲುಗಳಿಂದ ಅಲಂಕರಿಸುತ್ತಾರೆ. ಮನೆಯ ದೇವರ ಕೋಣೆಯಲ್ಲಿ ಅಥವಾ ವಸ್ತಿಲ ಬಳಿ ಧಾನ್ಯಗಳು ಹರಡಿ ಅದರ ಮೇಲೆ ಈ ಮಣ್ಣಿನ ಎತ್ತುಗಳನ್ನು ಪ್ರತಿಷ್ಠಾಪಿಸಲಾಗುತ್ತದೆ. ನಂತರ ಧೂಪ, ದೀಪ ಹಚ್ಚಿ ಪೂಜೆ ವಿಧಿಗಳನ್ನು ಸಲ್ಲಿಸುತ್ತಾರೆ. ಈ ಹಬ್ಬದಂದು ಮನೆಗಳಲ್ಲಿ ಸೊಪ್ಪಿನ ಪದಾರ್ಥಗಳು, ಹೂರಣದ ಕಡುಬು, ಖಾರದ ಕಡುಬು, ಹೋಳಿಗೆ, ಪಾಯಸದಂತಹ ವಿಶೇಷ ಖಾದ್ಯಗಳನ್ನು ತಯಾರಿಸಿ ಎತ್ತುಗಳಿಗೆ ನೈವೇದ್ಯವಾಗಿ ಅರ್ಪಿಸುತ್ತಾರೆ. ಕೃಷಿಕರಿಗೆ ಒಕ್ಕಲುತನವೇ ಮೂಲಾಧಾರ. ಈ ನಿಟ್ಟಿನಲ್ಲಿ ಮಣ್ಣೆತ್ತಿನ ಅಮಾವಾಸ್ಯೆ ಜೀವನ ಉದ್ದಕ್ಕೂ ತಮ್ಮನ್ನು ಸಲುಹು ಅನ್ನದಾತ ಬಸವಣ್ಣನನ್ನು ಗೌರವಿಸುವ ಹಬ್ಬವಾಗಿ ನಮ್ಮ ನಾಡಿನ ಸಂಸ್ಕೃತಿಯ ದ್ಯೋತಕತೆವೆನಿಸಿದೆ. ಪ್ರಿಯ ಕೇಳುಗರೇ, ಕೇಳಿದಲಿಷ್ಟತ್ತು ಮಣ್ಣಿನ ಮಕ್ಕಳ ಮಣ್ಣೆತ್ತಿನ ಅಮಾವಾಸ್ಯೆ ಎಂಬ ವಿಷಯದ ಕುರಿತ ಜ್ಞಾನಸುಧಾ ಕಾರ್ಯಕ್ರಮ. ಹಾಗೂ ಮತ್ತೊಂದು ಜ್ಞಾನಸುಧಾ ಕಾರ್ಯಕ್ರಮದಲ್ಲಿ ಮತ್ತೊಂದು ವಿಚಾರ ಜೊತೆ ಭೇಟಿಯಾಗ್ತೀನಿ. ಅಲ್ಲಿಯವರೆಗೆ ಕೇಳ್ತೇರಿ ಜನಧ್ವನಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ.

0: ಇದುವರೆಗೂ ಜ್ಞಾನಸುಧ ಕಾರ್ಯಕ್ರಮದಲ್ಲಿ ಮಣ್ಣಿನ ಮಕ್ಕಳ ಮಣ್ಣೆತ್ತಿನ ಅಮಾವಾಸ್ಯೆ ಎಂಬ ವಿಷಯದ ಕುರಿತು ಪ್ರಕಾಶ್ ಅವರು ನಡೆಸಿಕೊಟ್ಟ ಕಾರ್ಯಕ್ರಮವನ್ನು ಕೇಳಿದಿರಿ.
1: ಕ್ಷಯರೋಗವು ಮೈಕೋಬ್ಯಾಕ್ಟೀರಿಯಂ ಟ್ಯುಬರ್ಕ್ಯುಲೋಸಿಸ್ ಎಂಬ ಸೂಕ್ಷ್ಮ ರೋಗಾಣುವಿನಿಂದ ಬರುತ್ತದೆ.
2: ರೋಗಿಗಳು ಇರುವ ಮನೆಗಳಲ್ಲಿ ಕಿಟಕಿ ಬಾಗಿಲುಗಳು ತೆರೆಯುವಂತೆ ನೋಡಿಕೊಳ್ಳಬೇಕು.
1: ಮಕ್ಕಳು ಕ್ಷಯರೋಗಿಗಳ ಬಳಿ ಹೋಗದಂತೆ ಮುನ್ನೆಚ್ಚರಿಕೆ ವಹಿಸಬೇಕು.
2: ಕ್ಷಯ ರೋಗಿಯಲ್ಲಿ ಚಿಕಿತ್ಸೆಯ ಪ್ರಾರಂಭಿಕ ಹಂತದಲ್ಲಿ ಸುಸ್ತಾಗುವುದು ಸಹಜ.
1: ಆದ್ದರಿಂದ ಮೊಳಕೆ ಕಾಳುಗಳು, ಹಸಿರು ತರಕಾರಿ ಮತ್ತು ಸೊಪ್ಪುಗಳು, ಮೊಟ್ಟೆ, ಇನ್ನಿತರ ಪೌಷ್ಟಿಕಾಂಶ ಆಹಾರವನ್ನು ಸೇವಿಸಬೇಕು.
2: ಕ್ಷಯ ರೋಗವನ್ನು ಕೊನೆಗಾಣಿಸಿ ಉತ್ತಮ ಆರೋಗ್ಯ ನಿಮ್ಮದಾಗಿಸಿ.

0: ತಡೆಯುವಂತಿಲ್ಲ.
1: ನಾನು ತಡೆಯುತ್ತೇನೆ.
0: ಗೊತ್ತಿಲ್ಲ, ನಾವು ಡೆಂಗ್ಯೂ ಮತ್ತು ಚಿಕನ್ ಗುನ್ಯಾ ಹರಡುವ ಏಡಿ ಸೊಳ್ಳೆಗಳು.
1: ಶಾಲೆಯಲ್ಲಿ ಮೇಷ್ಟ್ರು ಡೆಂಗ್ಯೂ ಸೊಳ್ಳೆಗಳಿಂದ ರಕ್ಷಣೆಗೋಸ್ಕರ
0: ಎಲ್ಲ ಉಪಾಯ ಹೇಳಿಕೊಟ್ಟಿದ್ದಾರೆ.
2: ಹೌದಪ್ಪ ಡೆಂಗ್ಯಾ, ನಮ್ಗೆ ಚಾಲೆಂಜ್.
0: ಜಾಗ ಖಂಡಿತ ಸಿಗುತ್ತೆ.
1: ಸಿಗೋದಿಲ್ಲ,
3: ಡೆಂಗ್ಯೂವನ್ನು ತಡೆಗಟ್ಟಲು ಕೂಲರ್ನ ನೀರು ಪ್ರತಿ ವಾರಕ್ಕೊಮ್ಮೆ ಬದಲಾಯಿಸಿ, ಬಾಲ್ದಿ ಮತ್ತು ಟ್ಯಾಂಕಿಯನ್ನು ಸರಿಯಾಗಿ ಮುಚ್ಚಿಡಿ, ಉದ್ದನೆಯ ಕೈ ಬಟ್ಟೆಯನ್ನು ಧರಿಸಿ, ಸೊಳ್ಳೆಗಳನ್ನು ಉಳಿಸುವ ಕ್ರೀಮ್, ಕಾಯತ್ ಮತ್ತು ಅಗರಬತ್ತಿಯನ್ನು ಉಪಯೋಗಿಸಿ.
1: ಡೆಂಗ್ಯೂನೊಂದಿಗೆ ಹೋರಾಟ, ಡೆಂಗ್ಯೂನಿಂದ ಸಂರಕ್ಷಣೆ.
3: ನ್ಯಾಷನಲ್ ವೆಕ್ಟರ್ ಬೋರ್ನ್ ಡಿಸೀಸ್ ಕಂಟ್ರೋಲ್ ಪ್ರೋಗ್ರಾಂ ಜನಹಿತಕ್ಕಾಗಿ ಜಾರಿಯಲ್ಲಿದೆ.
4: ಧೂಮಪಾನ ಮಾಡುವವರಿಗೆ ಧೂಮಪಾನದಿಂದ ಬರುವ ಕೆಮ್ಮಿನ ಬಗ್ಗೆ ತಿಳಿದಿರುತ್ತದೆ, ನಿಮ್ಮ ದೇಹದಲ್ಲಿ ಏನೋ ತೊಂದರೆ ಇದೆ ಎಂದು ಅದು ತಿಳಿಸುತ್ತದೆ. ಆದರೆ ಎರಡು ವಾರಕ್ಕಿಂತ ಹೆಚ್ಚು ಕೆಮ್ಮಿದ್ದರೆ ಅದು ಗಂಭೀರ ಸಂಕೇತವಾಗಿರಬಹುದು, ಅದರಿಂದ ಕ್ಷಯ ಬರಬಹುದು. ನೀವು ಬಿಡುವ ಹೊಗೆಯಿಂದ ನಿಮ್ಮ ಹತ್ತಿರದವರಿಗೆ ಈ ರೀತಿ ಆಪತ್ತು ಬರಬಹುದು. ಪ್ರತಿಯೊಂದು ಬೀಡಿ ಸಿಗರೇಟ್ನಿಂದ ನಿಮಗೂ ನಿಮ್ಮ ಹತ್ತಿರದವರಿಗೂ ಅಸ್ತಮಾ, ಎಂಫಿಸಿಮಾ, ಶ್ವಾಸಕೋಶದಲ್ಲಿ ಕ್ಯಾನ್ಸರ್, ಹೃದಯ ಸಂಬಂಧಿ ಕಾಯಿಲೆ ಬರಬಹುದು.
5: ಭಾರತ ಸರ್ಕಾರ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ, ಸಾರ್ವಜನಿಕ ಹಿತಾಸಕ್ತಿ ನೀಡಲಾಗಿದೆ.
6: ಇನ್ನು ಮುಂದೆ ಕೇಳಿ ಬರೋಣ ಬೆಳಕಿನ ದೀಪಗಳು ಸರಣಿ ಕಾರ್ಯಕ್ರಮದಲ್ಲಿ ಮಹರ್ಷಿ ವಿಶ್ವಾಮಿತ್ರರ ಕುರಿತು ಡಾಕ್ಟರ್ ಗುರುರಾಜ ಕರ್ಜಗಿರವರು ನಡೆಸಿಕೊಡುವ ಕಾರ್ಯಕ್ರಮ.

ಎಲ್ಲ ಸಹೃದಯರಿಗೆ ನಮಸ್ಕಾರ. ಎಷ್ಟು ವರ್ಷ ಆದಂಗಾಗಿತ್ತು. ಆಗಲೇ ಶಶಿಕಿರಣ್ ಅವರು ಹೇಳಿದ ಹಾಗೆ ಬೆಳಕಿನ ದೀಪಗಳು ಸರಣಿಯಲ್ಲಿ ಮಹರ್ಷಿ ವಿಶ್ವಾಮಿತ್ರರ ಬಗ್ಗೆ ಒಂದು ಪರಿಚಯ ಮಾಡಿಕೊಳ್ಳೋಣ ಅಂತ ಒಂದು ಆಸೆ. ಇದಕ್ಕೆ ತಾವು ನೋಡಿದ ಹಾಗೆ ವೇದವ್ಯಾಸರಿಂದ ಶುರು ಮಾಡಿ ಕೃಷ್ಣ, ರಾಮ, ಬುದ್ಧ, ಮಹಾವೀರ, ಶಂಕರಾಚಾರ್ಯರು, ಮಧ್ವಾಚಾರ್ಯರು, ರಾಮಾನುಜಾಚಾರ್ಯರು, ಅದಾದ್ಮೇಲೆ ರಮಣ ಮಹರ್ಷಿಗಳನ್ನು ನೋಡಿ ಈಗ ಮತ್ತೆ ವಾಪಸ್ಸು ಋಗ್ವೇದ ಕಾಲಕ್ಕೆ ಹೋಗ್ಬೇಕು ಅಂತ. ಯಾಕೆ ಹೋಗ್ತೀನಿ ಅನ್ನೋ ಕಾರಣ ಮುಂದೆ ಹೇಳ್ತೀನಿ. ವಿಶ್ವಾಮಿತ್ರರನ್ನು ಯಾಕೆ ಆರಿಸ್ಕೊಂಡೆ ನಾನು ಮಾತಾಡೋದಕ್ಕೆ ಅಂತ ಅಂತ. ಅದಕ್ಕಿಂತ ಮೊದಲು ನಮ್ಮ ಭಾರತೀಯ ಪರಂಪರೆಯೊಳಗೆ ಋಷಿ ಪರಂಪರೆ ಅನ್ನೋದು ಬಹಳ ಮುಖ್ಯವಾದದ್ದು, ದೊಡ್ಡದಾದದ್ದು. ಮಹಾನ್ ಜ್ಞಾನಿಗಳು ಬ್ರಹ್ಮಜ್ಞಾನವನ್ನು ಪಡೆದು ಪ್ರಪಂಚದ ಉದ್ಧಾರಕ್ಕೆ ತಮ್ಮ ಬದುಕನ್ನೇ ಮೀಸಲಾಗಿಟ್ಟವರನ್ನ ಜನ ಗೌರವದಿಂದ ಋಷಿ ಅಂತ ಕರೆದ್ರು. ಇವರು ವೇದಗಳಲ್ಲಿ ಮಂತ್ರಗಳನ್ನು ರಚನೆ ಮಾಡಿದವರು ಅಂತ ಒಂದು ನಂಬಿಕೆ. ಮತ್ತಿನ್ನೊಂದು ಷ ಪದದಿಂದ ಬಂದದ್ದು ಋಷಿ ಅಂತ ಕೆಲವರು ಭಾಷಾಶಾಸ್ತ್ರಜ್ಞರು ಹೇಳ್ತಾರೆ. ಷ ಅಂದ್ರೆ ಮುಂದೆ ಹೋಗುವಂತಹದ್ದು, ಸದಾ ಚಲನೆಯಲ್ಲಿ ಇರುವಂತಹದ್ದು, ಮತ್ತೆ ನಿಂತು ನಿಲ್ಲೋದಲ್ಲ. ಅಂದ್ರೆ ಜ್ಞಾನ ಯಾವಾಗಲೂ ನಿಂತ ನೀರಾಗಬಾರದು, ಸದಾ ಕಾಲ ಚಲನೆಯಲ್ಲಿ ಇರಬೇಕಾದದ್ದು, ಬದಲಾಗುವಂತಹದ್ದು. ಹಾಗಿರುವಂಥವ್ರು ಷ, ಅದರಿಂದ ಋಷಿಗಳಾದವರು ಅಂತ. ತಾರಾನಾಥರು, ಪಂಡಿತ್ ತಾರಾನಾಥ್ ಹೇಳ್ತಾರೆ, ಋಷಿಗಳು ಆಧ್ಯಾತ್ಮಿಕ ಜ್ಞಾನದಿಂದ ಸಂಸಾರ ಸಾಗರವನ್ನು ದಾಟಿದವರು ಅಂತ ಒಂದು ವ್ಯಾಖ್ಯೆ ಕೊಡ್ತಾರೆ. ಋಷಿಗಳ ಬಗ್ಗೆ ಬೇರೆ ಬೇರೆ ವ್ಯಾಖ್ಯಾನಗಳಿದ್ದಾವೆ. ಋಷಿ ಅಂದ್ರೆ ಷ ಅಂತ ಹೇಳಿದೆ. ಶ್ರೀ ಅಂತಂದ್ರೆ ಸಾಮಾನ್ಯರು ಕಾಣದನ್ನ ತಮ್ಮ ದಿವ್ಯ ದೃಷ್ಟಿಯಿಂದ ನೋಡ್ತಾರೆ ಮುಂದಾಗೋದನ್ನ ಅಂತ. ಸಾಮಾನ್ಯರಿಗೆ ಕಾಣದೇ ಇರೋದು ಅವ್ರಿಗೆ ಕಾಣಿಸುತ್ತೆ, ದೂರದೃಷ್ಟಿಯಿಂದ ನೋಡ್ತಾರೆ ಅನ್ನುವಂಥ ಅರ್ಥ ಶ್ರೀ. ಅದು ಯಾರು ಪಡ್ಕೊಂಡಿದ್ದಾರೋ ಅವ್ರು ಋಷಿಗಳು, ಮಹರ್ಷಿಗಳು ಅಂತ ಹೇಳ್ತೀವಿ. ಅತ್ಯಂತ ಋಗ್ವೇದ ಪುರಾತನವಾದಂತಹ ವೇದ, ಅದರಲ್ಲಿ ಅನೇಕ ಮಂತ್ರಗಳನ್ನು ರಚಿಸಿದವರು ಈ ಮಂತ್ರದೃಷ್ಟಾರರು ಅಂತ ಕರಿತೀವಿ, ಅವನು ಋಷಿಗಳು ಅಂತ ಕರಿತೀವಿ. ನಮಗೆ ಅತ್ಯಂತ ಪುರಾತನವಾದಂತಹ ಪಟ್ಟಿ ಸಿಗೋದು, ಎಷ್ಟನ ಋಷಿಗಳಿದ್ರು ಅಂತ ಹಳೆ ಪಟ್ಟಿ ಸಿಗೋದು ಯಾರ ಕಡೆ ಸಿಗತ್ತೆ? ಜೈಮಿನಿಯ ಬ್ರಾಹ್ಮಣದಲ್ಲಿ ಒಂದ್ ಕಡೆ ಸಿಗ್ತದೆ, ಬೃಹದಾರಣ್ಯಕ ಉಪನಿಷತ್ತಿನ ಮಂತ್ರಗಳಲ್ಲಿ ಸಿಗ್ತದೆ. ಹಳೆ ಋಷಿಗಳ ಪಟ್ಟಿ ಸಿಗ್ಬೇಕಾದ್ರೆ ವೇದ ನಂತರದ ಕಾಲದಲ್ಲಿ ಅವ್ರನ್ನ ಮುನಿಗಳು ಅಂತ ಕರೆದ್ರು, ಸನ್ಯಾಸಿಗಳು ಅಂತ ಕರೀತಕ್ಷ ಮಾಡಿದ್ರು. ಸ್ವಾಮಿ ವಿವೇಕಾನಂದರು ಮಾತ್ರ ಈ ಋಷಿಗಳನ್ನ ಮಂತ್ರ ದೃಷ್ಟಾರರು ಅಂತ ಕರೆದ್ರು. ಅವ್ರೊಂದು ಮಾತು ಬರೀತಾರೆ ವಿವೇಕಾನಂದ, ಅದ್ಭುತವಾದ ಮಾತನ್ನು ಹೇಳ್ತಾರೆ. ದ ಟ್ರುತ್ ಕೇಮ್ ಟು ದ ಋಷೀಸ್ ಆಫ್ ಇಂಡಿಯಾ, ದ ಟ್ರುತ್ ಕೇಮ್ ಟು ದ ಋಷೀಸ್ ಆಫ್ ಇಂಡಿಯಾ, ದ ಮಂತ್ರ ದೃಷ್ಟಾರರ್ಸ್, ದ ಸೀರ್ಸ್ ಆಫ್ ಥಾಟ್, ಅಂಡ್ ವಿಲ್ ಕಮ್ ಟು ಆಲ್ ದ ರುಷೀಸ್ ಇನ್ ಫ್ಯೂಚರ್. ಆ ಮಾತು ಎಷ್ಟು ಚೆನ್ನಾಗಿದೆ ನೋಡಿ. ಸೀಯರ್ಸ್ ಆಫ್ ಥಾಟ್, ಮಂತ್ರ ದೃಷ್ಟಾರ ಇದ್ದಾರಲ್ಲ ಅವ್ರಿಗೆಲ್ಲ ಸತ್ಯ ಹೊಳಿತಂತೆ. ಹಾಗೆ ಮುಂದಿನ ತಲೆಮಾರಿನ ಋಷಿಗಳಿಗೆ ಹೊಳಿತದಂತೆ. ಆಲ್ ದ ರುಷೀಸ್ ಇನ್ ಫ್ಯೂಚರ್ ಅವ್ರ ಕಂಡೀಷನ್ ಹಾಕ್ತಾರೆ. ನಾಟ್ ಟು ದ ಟಾಕರ್ಸ್, ನಾಟ್ ಟು ದ ಬುಕ್ ಸ್ವಾಲೋವರ್ಸ್, ನಾಟ್ ಟು ಸ್ಕಾಲರ್ಸ್, ನಾಟ್ ಟು ಫೈಲಾಲಜಿಸ್ಟ್, ಬಟ್ ಟು ಸೀಯರ್ಸ್ ಆಫ್ ಥಾಟ್. ಇದು ವಿವೇಕಾನಂದರ ಮಾತು ಸ್ವಲ್ಪ ಸ್ಟ್ರಾಂಗ್. ಅವ್ರು ಹೇಳ್ತಾರೆ ಇದು ಬಾಯಿ ಬಿಡಕರಿಗೆ ಬರಲ್ಲ ಅಂತ, ಬರೀ ಮಾತಾಡೋರಿಗೆ ಬರಲ್ಲ, ಅಥವಾ ಪುಸ್ತಕವನ್ನು ನುಂಗಿದವರು ಅದ್ರ ಬಾಯ್ಪಾಠ ಮಾಡ್ಕೊಂಡಂಥವರಿಗೆ ಅದು ಬರಲ್ಲ, ಬರೀ ಪಂಡಿತರಿಗೆ ಬರಲ್ಲ, ಅಥವಾ ಭಾಷಾ ಜ್ಞಾನಿಗಳಿಗೆ ಬರಲ್ಲ, ಬಟ್ ಸಿಯರ್ಸ್ ಆಫ್ ಥಾಟ್, ಯಾರು ಬರೀ ಚಿಂತನೆಯ ಆಳಕ್ಕಿಳಿದಿದ್ದಾರೋ ಅವರಿಗೆ ಮಾತ್ರ ಸತ್ಯ ಹೊಳಿತದ ಹೊರತಾಗಿ ಉಳಿದವ್ರಿಗೆ ಆಗ್ಲಿಕ್ಕಿಲ್ಲ. ನಾವು ಬಾಯಿಂದ 100 ಮಂತ್ರ ಹೇಳ್ಬೋದು, ಆದರೆ ಮಂತ್ರದ ಅರ್ಥ ಹೊಳಿಬೇಕಾದ್ರೆ ಸಿಯರ್ಸ್ ಆಫ್ ಥಾಟ್, ಯಾರೋ ಚಿಂತನೆಯ ಆಳಕ್ಕಿಳಿತಾರೋ ಅಂಥವ್ರು ಋಷಿಗಳು ಅಂತ ಹೇಳ್ತಾರೆ. ಆಗಿನ ಕಾಲದಲ್ಲಿ ಅತ್ಯಂತ ಜ್ಞಾನಿಗಳಾದ ಋಷಿ

0: ವೈದಿಕೆಯರು ಇದ್ರು, ಹೆಣ್ಮಕ್ಳಿದ್ರು, ದೊಡ್ಡ ಸಾಧನೆ ಮಾಡಿದವರಿದ್ರು. ಅವರು ಕೂಡ ವೇದಗಳಲ್ಲಿ ಮಂತ್ರಗಳು ರಚನೆ ಮಾಡಿದ್ರು ಅಂತ ಒಪ್ತಾರೆ. ಋಗ್ವೇದ ಕೆಲವರು ಹೆಸರುಗಳನ್ನ ಇಡ್ತದೆ, ಆ ಹೆಣ್ಮಕ್ಳ ಹೆಸರು ಋಗ್ವೇದ ದಾಖಲೆ ಮಾಡ್ತದೆ. ಅವ್ರ ಹೆಸರು ಲೋಪಮುದ್ರ, ಅಪಾಲ, ಕದ್ರು, ವಿಶ್ವಾವರ, ಘೋಷ, ಜುಹು, ವಾಗಂಬ್ರಿಣಿ, ಪೌಲೋಮಿ, ಯಮಿ, ಇಂದ್ರಾಣಿ, ಸಾವಿತ್ರಿ ಮತ್ತು ದೇವಯಾನಿ, ಇಷ್ಟು ಹೆಸರುಗಳು ಋಗ್ವೇದದಲ್ಲಿ ಬರ್ತವೆ. ಋಷಿಕೆಯರು ಅಂತ, ಅವರೆಷ್ಟು ಸಾಧನೆ ಮಾಡಿದ್ರು, ಅವ್ರು ಕೂಡ ಮಂತ್ರಗಳನ್ನು ರಚನೆ ಮಾಡ್ತಾ ಇದ್ರು ಅಂತ. ಸಾಮವೇದ ಕೆಲವರನ್ನು ಹೇಳುತ್ತೆ. ಸಾಮವೇದ ನೋಧ, ಅಕೃಷ್ಟ ಭಾಷಾ, ಸಿಕತ ನಿರಾವರಿ ಮತ್ತು ಗೋಪಾಯನ ಅಂತ ಹೆಣ್ಮಕ್ಳ ಹೆಸರು ಹೇಳ್ತಾರೆ. ಯಾಕೆ ಈ ಮಾತನ್ನು ಹೇಳಬೇಕು ಅಂದರೆ, ಸಾಮಾನ್ಯವಾಗಿ ನಮ್ಮಲ್ಲಿ ಒಂದು ಮಾತು ಉಂಟು, ನಮ್ಮ ಹಿಂದೂ ಧರ್ಮ ಹೆಣ್ಮಕ್ಳಿಗೆ ಅವಕಾಶ ಕೊಡಲಿಲ್ಲ ಅಂತ. ಹಾಗಲ್ಲ, ಎಷ್ಟು ದೊಡ್ಡ ದೊಡ್ಡ ಸಾಧನೆ ಮಾಡಿದವರಿದ್ದಾರೆ, ಬಹುದೊಡ್ಡ ಮಂತ್ರಗಳನ್ನು ರಚನೆ ಮಾಡಿದವರಿದ್ದಾರೆ, ಅವ್ರನ್ನ ಋಗ್ವೇದ ದಾಖಲೆ ಮಾಡುತ್ತೆ ಅಂತ ಓದಿದ್ರು. ನಮ್ಮ ಅಮರಸಿಂಹನ ಅಮರಕೋಶ ಏನಿದೆ, ಅವರು ಏಳು ಥರದ ಋಷಿಗಳನ್ನು ಹೇಳ್ತದೆ. ನಮ್ಮ ಋಷಿಗಳಲ್ಲಿ ಏಳು ಥರ ಇದ್ದಾರಂತೆ, ಏಳು ಮಟ್ಟದ ಋಷಿಗಳಿದ್ದಾರಂತೆ. ಅವ್ರ ಹೆಸರು ಯಾವುದು ಅಂದರೆ, ಸೂತ್ರರ್ಷಿ, ಕಾಂಧರ್ಷಿ, ಪರಮರ್ಷಿ, ಮಹರ್ಷಿ, ರಾಜರ್ಷಿ, ಬ್ರಹ್ಮರ್ಷಿ ಮತ್ತು ದೇವರ್ಷಿ. ಈ ಏಳು ಥರದ ಋಷಿಗಳಿದ್ದಾರಂತೆ. ಅಮರಕೋಶ ಬಹಳ ಚಂದ ಅದು. ಏಳು ಥರದ ಋಷಿಗಳಿದ್ದಾರಂತೆ, ಅವ್ರು ಯಾರ್ಯಾರು ಅಂತ ಹೇಳ್ತಾರೆ. ಮುಂದೆ ಅಮರಕೋಶ ಈ ಋಷಿಗಳ ಹೊರತಾಗಿ ಬೇರೆಗಳನ್ನು ಗುರುತಿಸ್ತದೆ. ಯತಿಗಳು, ಸನ್ಯಾಸಿಗಳು ಅಂತ, ಭಿಕ್ಷುಗಳು, ಪರಿವರಾಜಕರು, ತಪಸ್ವಿಗಳು, ಮುನಿಗಳು, ಬ್ರಹ್ಮಚಾರಿಗಳು, ಯತಿಗಳು ಅಂತ ಹೀಗೆ ಬೇರೆ ಗುರುತಿಸ್ತದೆ. ಋಷಿಗಳು ಮಾತ್ರ ಏಳು, ಏಳು ಕ್ಯಾಟಗರಿ ಋಷಿಗಳು. ಅದರಲ್ಲಿ ಅತ್ಯಂತ ಹೆಚ್ಚಿನದು ಅಂದ್ರೆ ದೇವರ್ಷಿ ಅಂತ, ಅತ್ಯಂತ ಎತ್ತರದ ಪಟ್ಟ, ಅತ್ಯಂತ ಶ್ರೇಷ್ಠ ಋಷಿ ಸ್ಥಾನ. ಈ ದೇವರ್ಷಿಗಳು ಯಾರು, ಬ್ರಹ್ಮಜ್ಞಾನವನ್ನ ಪೂರ್ತಿ ಪಡ್ಕೊಂಡು ದೇವತೆಗಳಿಗೂ ತಿಳಿಸುವಂತ ಶಕ್ತಿ ಇದ್ದವರು. ನೋಡಿ, ಬರೀ ದೇವತೆಗಳು ಹೋಗೋದಲ್ಲ, ದೇವತೆಗಳಿಗೂ ತಿಳಿಸುವಂತ ಶಕ್ತಿ ಇದ್ದವರು ದೇವರ್ಷಿಗಳು. ಅವರು ಮೂರು ಲೋಕದಲ್ಲೂ ಸಂಚಾರ ಮಾಡೋಕ್ ಶಕ್ತಿ ಇದ್ದಂಥವ್ರು. ನಾರದ ಮಹರ್ಷಿಗಳು ಅಂಥ ಒಬ್ಬ ದೇವರ್ಷಿ, ಅಂದರೆ ದೇವತೆಗಳಿಗೂ ಬುದ್ಧಿ ಹೇಳುವಂಥವ್ರು ಅವರಿದ್ದರು. ಬ್ರಹ್ಮರ್ಷಿ ಎರಡನೇದವರು. ಬ್ರಹ್ಮರ್ಷಿ ಇವರು ಕೂಡ ಬ್ರಹ್ಮಜ್ಞಾನವನ್ನು ಪಡೆದವರೇ. ಒಂದೇ ವ್ಯತ್ಯಾಸ ಅಂದರೆ, ಅವರು ಭೂಮಿಯ ಮೇಲೆ ಮಾತ್ರ ವಾಸ ಮಾಡ್ತಾ ಆಗಾಗ ದೇವಲೋಕಕ್ಕೆ ಹೋಗಿ ಬರೋರು, ಆಗಾಗ ದೇವಲೋಕಕ್ಕೆ ಹೋಗಿ ಬರೋರು. ಡಿಫ್ರೆನ್ಸ್ ಎಷ್ಟು ಚೆಂದ ಮಾಡಿಟ್ಟಿದ್ದಾರೆ ಅಮರಕೋಶದಲ್ಲಿ ಅಂದರೆ, ದೇವರ್ಷಿಗಳು ಅಲ್ಲೇ ಇರೋರು, ಅವ್ರು ಎಲ್ಲಿ ಬೇಕಾದರೂ ಹೋಗ್ಬೋದು. ದೇವತೆಗಳಿಗೆ ಬುದ್ಧಿ ಹೇಳಬಲ್ಲವ್ರು, ತಿದ್ದಬಲ್ಲವರು ಅವರೆಲ್ಲ. ಅವ್ರು ನಾರದರು, ನಾರದ ಮಹರ್ಷಿಗಳು. ಇನ್ನೊಬ್ಬರು ಈ ಬ್ರಹ್ಮರ್ಷಿಗಳು ಅಂದ್ರೆ, ಬ್ರಹ್ಮಜ್ಞಾನದಲ್ಲಿ ವ್ಯತ್ಯಾಸ ಇಲ್ಲ, ಅವ್ರಿಗೂ ಬ್ರಹ್ಮಜ್ಞಾನ ಆಗಿದೆ. ಆದರೆ ಅವ್ರ ಭೂಮಿ ಮೇಲೆ ಇದ್ದು ಜನರ ಕಲ್ಯಾಣಕ್ಕೋಸ್ಕರ ಬದುಕಿ ಆಗಾಗ ಬೇಕಾದ್ರೆ ದೇವಲೋಕಕ್ಕೆ ಹೋಗಿ ಬರುವಂಥವ್ರು, ಅಂಥವ್ರು ನಮ್ಮ ವಶಿಷ್ಠರು. ವಶಿಷ್ಠರು ಅಂತವರು ಬ್ರಹ್ಮರ್ಷಿಗಳು. ಮೂರನೇದು ರಾಜರ್ಷಿಗಳು ಅಂತ. ರಾಜರ್ಷಿಗಳು ಕೂಡ ಬ್ರಹ್ಮಜ್ಞಾನ ಪಡೆದವರೇ. ಆದರೆ ಬ್ರಹ್ಮರ್ಷಿಗಳ ಥರ ಅವರೆಲ್ಲ ಊರೂರು ಸುತ್ತಿರಲಿಲ್ಲ, ದೇಶ ಸುತ್ತಿರಲಿಲ್ಲ, ಒಂದು ರಾಜ್ಯಕ್ಕೆ ಮಾತ್ರ ಇದ್ದು ಆ ದೇಶಕ್ಕೆ ರಾಜ್ಯಭಾರ ಕೂಡ ಮಾಡ್ತಾ ಆಡಳಿತವನ್ನು ನಡೆಸ್ತಾ ಆಧ್ಯಾತ್ಮಿಕ ಚಿಂತನೆಯನ್ನು ಮಾಡೋರು. ಇದು ಬಹಳ ಕಷ್ಟದ ಕೆಲಸ ಇದೆ.
1: ಸೃಷ್ಟಿಕರ್ತ, ಲೋಕಕರ್ತ, ಸರ್ವ ಕಾರಣಕರ್ತ.
0: ಯಾವುದಾದ್ರೂ ಒಂದು ಮಾಡಬಹುದು, ರಾಜ್ಯಭಾರ ಮಾಡೋದಾಗ್ಲಿ, ಅಧ್ಯಾತ್ಮ ಚಿಂತನೆ ಮಾಡೋದಾಗ್ಲಿ, ಎರಡನ್ನೂ ಮಾಡಿದವರು. ಅಧ್ಯಾತ್ಮ ಸಾಧನೆಯಲ್ಲಿ ಎತ್ತರದ ಮಟ್ಟವನ್ನು ಮುಟ್ಟಿದ್ರು ಕೂಡ ರಾಜ್ಯದ ಒಳ್ಳೆಯದಕ್ಕೋಸ್ಕರ ಚಿಂತೆ ಮಾಡುವಂಥವ್ರು ಇವು ರಾಜರ್ಷಿಗಳು ಅಂತ. ಜನಕ ಮಹಾರಾಜ ಅಂಥ ರಾಜರ್ಷಿ ಆಗಿದ್ರು ಅಂತ. ಮಹರ್ಷಿಗಳು ಬರ್ತಾರೆ. ಮಹರ್ಷಿಗಳು ಕೂಡ ಬ್ರಹ್ಮಜ್ಞಾನ ಪಡೆದವರೇ. ಬೇಸಿಕ್ ಕ್ವಾಲಿಫಿಕೇಶನ್ ಎಲ್ಲ ಒಂದೇ, ಬ್ರಹ್ಮಜ್ಞಾನ ಪಡೆದವರು. ಆದರೆ ಅವರು ರಾಜ್ಯದಲ್ಲಿ ಇರೋರಲ್ಲ, ಬೇರೆ ಬೇರೆ ಲೋಕಗಳಲ್ಲಿ ಓಡಾಡೋರಲ್ಲ, ತಾವಾಗಿ ಒಂದು ಪ್ರದೇಶದಲ್ಲಿ, ಹಿಮಾಲಯದಲ್ಲೂ ಯಾವ್ದು ಕಡೆ ಇದ್ದು ಅಧ್ಯಯನ ಮಾಡ್ತಾ ಸಾಧನೆ ಮಾಡ್ತಾ ಆ ಸಾಧನೆಯ ಫಲ ಜನರಿಗೆ ಮುಟ್ಟೋ ಹಾಗೆ ನೋಡ್ಕೊಳ್ಳುವಂಥವ್ರು. ಅವರು ಕಾಡಲ್ಲೇ ಇರೋರು ಅಥವಾ ಅದರಲ್ಲಿರೋರು, ಗುಹೆಯಲ್ಲಿರುವಂಥವ್ರು, ಅವರು ಮಹರ್ಷಿಗಳು. ಸಾಮಾನ್ಯರಿಗೆ ಬೋಧೆ ಕೊಡುವಂಥವ್ರು. ಅದಾದಮೇಲೆ ಪರಮರ್ಷಿಗಳು, ಕಾಂಧರ್ಷಿಗಳು ಮತ್ತು ಸೂತ್ರಶ್ರೀಗಳು, ಅವರಿನ್ನೂ ಸಾಧನೆಯ ಬೇರೆ ಬೇರೆ ಹಂತದಲ್ಲಿರೋರು, ಬ್ರಹ್ಮಜ್ಞಾನವನ್ನು ಮುಟ್ಟದೇ ಇರುವಂಥವ್ರು. ಎಷ್ಟು ಚಂದ ಲೆವೆಲ್ ಮಾಡಿ ಇಟ್ಬಿಟ್ಟಿದ್ದಾರೆ ನೋಡಿ, ಅಮರಕೋಶದಲ್ಲಿ ದೇವರ್ಷಿಯಿಂದ ಹಿಡ್ಕೊಂಡು ಸೂತ್ರರ್ಷಿವರೆಗೂ ಏಳು ಲೆವೆಲ್ ಮಾಡಿ ಇಟ್ಕೊಂಡಿದ್ದಾರೆ. ಈ ಥರದ ಸನ್ಯಾಸಿಗಳಿದ್ರು, ಋಷಿಗಳಿದ್ರು ನಮ್ಮಲ್ಲಿ ಅಂತ. ಈ ಋಷಿಗಳೊಳಗೆ ಅತ್ಯಂತ ಒಂದು ರಹಸ್ಯಮಯವಾದಂಥ ಒಂದು ಗುಂಪಿದೆ, ಅತ್ಯಂತ ರಹಸ್ಯವಾದಂಥದ್ದು ಮತ್ತು ಅತ್ಯಂತ ಬೋಧಪ್ರದವಾದಂಥ ಒಂದು ಗುಂಪಿದೆ. ಅದು ಏಳು ಋಷಿಗಳ ತಂಡ, ಏಳು ಋಷಿಗಳು ಮಾತ್ರ ಇರುವಂಥದ್ದು. ಅದನ್ನು ಸಪ್ತರ್ಷಿಗಳು ಅಂತ ಗುರುತಿಸ್ತಾರೆ. ಇದನ್ನು ಗಮನಿಸಬೇಕಾದ ಬಹಳ ಚಂದ, ಎಷ್ಟು ಸಿಸ್ಟಮ್ಯಾಟಿಕ್ ನಮ್ಮಲ್ಲಿ ಅಂಡರ್ಸ್ಟ್ಯಾಂಡಿಂಗ್ ಇದೆ ಅಂದರೆ, ಋಷಿಗಳೊಳಗೆ ಏಳು ಕ್ಯಾಟಗರಿ ಆಯಿತು. ಅದರೊಳಗೆ ಅತ್ಯಂತ ಗೂಢವಾಗಿರುವಂಥದ್ದು, ಅತ್ಯಂತ ಶಕ್ತಿಶಾಲಿಯಾದದ್ದು ಅಂದರೆ ಸಪ್ತರ್ಷಿಗಳ ಗುಂಪು ಅಂತ ಹೇಳ್ತಾರೆ. ಯೋಧ ಸಾಧನೆಯಲ್ಲಿ ನಾವು ಹೇಗೆ ಏಳು ಚಕ್ರ ಅಂತ ಹೇಳ್ತೀವೋ, ಮೂಲಾಧಾರದಿಂದ ಸಹಸ್ರಾರವರೆಗೂ ಏಳು ಚಕ್ರಗಳು ಅಂತ ಹೇಳ್ತೀವೋ, ಹಾಗೆ ಈ ಏಳು ಸಪ್ತರ್ಷಿಗಳಿದ್ದಾರೆ. ಇವರ ಸಪ್ತರ್ಷಿಗಳು ಬಹಳಷ್ಟು ಜನ ಬ್ರಹ್ಮನ ಮಾನಸ ಪುತ್ರರು ಅಂತ ಕರೀತಾರೆ, ಮನಸ್ಪುತ್ರರು. ಒಂದೊಂದು ಮನ್ವಂತರಕ್ಕೆ ಒಂದೊಂದು ಋಷಿ ಸಮೂಹ ಇರ್ತದೆ.

ಇದನ್ನ ಸ್ವಲ್ಪ ಹೇಳ್ಬೇಕು ಹೇಗೆ ಅಂತ, ಮುಂದೆ ಹೇಳ್ತೀನಿ ಹೇಗೆ ಅಂತ. ಒಂದು ಮನ್ವಂತರ ಅಂದ್ರೆ ಎಷ್ಟು ವರ್ಷ? ಒಂದು ಮನ್ವಂತರ ಅಂದ್ರೆ ನಾಲ್ಕು ಯುಗಗಳು ಸೇರ್ಬೇಕು, ಸತ್ಯಯುಗ, ತ್ರೇತಾಯುಗ, ದ್ವಾಪರ ಯುಗ, ಕಲಿಯುಗ, ಇವು ನಾಲ್ಕು ಸೇರಿದ್ರೆ ಒಂದು ಮನ್ವಂತರ. ಅದನ್ನು ವರ್ಷದ ಲೆಕ್ಕದಲ್ಲಿ ಹೇಳೋದಾದ್ರೆ 30,67,20,000 ವರ್ಷಗಳು. 30,67,20,000 ವರ್ಷ ಅಂದ್ರೆ ಒಂದು ಮನ್ವಂತರ. ಈ ಸಪ್ತರ್ಷಿಗಳ ಹೆಸರುಗಳು ಬಂದಿದ್ದಾವೆ ಬೇರೆ ಬೇರೆ ಕಡೆ, ಬೃಹತ್ ಸಂಹಿತೆಯೊಳಗಿದೆ, ಮಹಾಭಾರತದಲ್ಲಿ, ಕೃಷ್ಣ ಯಜುರ್ವೇದದಲ್ಲಿ ಆ ಸಪ್ತರ್ಷಿಗಳ ಹೆಸರು ಬರ್ತವೆ. ಒಂಚೂರು ತಕರಾರು ಇದೆ, ಲಿಸ್ಟ್ ಹೊಂದಲ್ಲ ಕೆಲವೊಂದ್ಸಲ. ಯಾಕಂದ್ರೆ ಶತಪಥ ಬ್ರಾಹ್ಮಣ ಮತ್ತು ಬೃಹದಾರಣ್ಯಕ ಉಪನಿಷತ್ತಲ್ಲಿ ಬರುವಂತಹ ಹೆಸರುಗಳು ಯಾವುದು ಅಂದ್ರೆ ಕಶ್ಯಪ, ಭಾರದ್ವಾಜ. ಋಷಿಗಳ ಹೆಸರನ್ನು ಕೇಳಿದ್ದೀವಿ ನಾವು ಇದನ್ನು, ಕಶ್ಯಪ, ಭಾರದ್ವಾಜ, ಅತ್ರಿ, ಗೌತಮ, ಜಮದಗ್ನಿ, ವಶಿಷ್ಠ ಮತ್ತು ವಿಶ್ವಾಮಿತ್ರ, ಏಳು ಹೆಸರುಗಳು. ಆದ್ರೆ ಜೈಮಿನಿಯ ಬ್ರಾಹ್ಮಣದಲ್ಲಿ ಬರುವಂತಹ ಹೆಸರು ಸ್ವಲ್ಪ ವ್ಯತ್ಯಾಸ ಇದೆ, ಬಹಳ ವ್ಯತ್ಯಾಸ ಇಲ್ಲ, ಅಲ್ಲೊಂದಿಲ್ಲದ ಹೆಸರು ಚೇಂಜ್ ಇದೆ. ಅಗಸ್ತ್ಯ ಬರ್ತಾರೆ ಇದರೊಳಗೆ, ಅತ್ರಿ, ಭಾರದ್ವಾಜ, ಗೌತಮ, ಜಮದಗ್ನಿ, ವಶಿಷ್ಠ, ವಿಶ್ವಾಮಿತ್ರ ಸೇಮ್ ಇದ್ದಾರೆ. ಅಗಸ್ತ್ಯ ಬಂದರು, ಅಲ್ಲಿ ಕಶ್ಯಪನ ಬದಲು ಅಗಸ್ತ್ಯ ಬಂದರು. ನಂತರ ಗೋಪಥ ಬ್ರಾಹ್ಮಣ ಅಂತ ಬರ್ತದೆ, ಗೋಪಥ ಬ್ರಾಹ್ಮಣದಲ್ಲಿ ಬರುವ ಹೆಸರುಗಳು ವಶಿಷ್ಠ, ವಿಶ್ವಾಮಿತ್ರ, ಜಮದಗ್ನಿ, ಗೌತಮ, ಭಾರದ್ವಾಜ. ಕೆಲವೊಂದು ಇಲೆಕ್ಟೆಡ್ ಅನ್ಅಪೋಸ್ಡ್, ಅವ್ರೇನು ತೊಂದರೆ ಇಲ್ಲ, ಅವ್ರು ಯಾರು ಕಾಂಪಿಟೇಷನ್ ಇಲ್ಲ, ಅವರೆಲ್ಲ ಬಂದ್ಬಿಡ್ತಾರೆ. ಕೆಲವೊಂದು ಹೆಸರು ಮಾತ್ರ ಬರುತ್ತೆ, ಗುಂಗು ಅಂತ ಬರುತ್ತೆ, ಗುಂಗು, ಅಗಸ್ತ್ಯ ಮತ್ತು ಕಶ್ಯಪ ಅಂತ ಬರ್ತದೆ, ಬೇರೆ ಬೇರೆ ಹೆಸರು ಬರ್ತವೆ. ಆಗಲೇ ಹೇಳಿದ ಹಾಗೆ ಬ್ರಹ್ಮನಿಗೆ ಒಂದು ಹಗಲು ಅಂದ್ರೆ ಕಲ್ಪ ಅಂತ ಕರೀತೇವೆ. ಒಂದು ಹಗಲು, 12 ತಾಸು ಹಗಲು 12 ತಾಸು ರಾತ್ರಿ. ಬ್ರಹ್ಮನ ಒಂದು ದಿವಸ ಅಲ್ಲ, ಬರೀ ಒಂದು ಹಗಲು. ಒಂದು ಹಗಲನ್ನ 14 ಮನ್ವಂತರಗಳನ್ನಾಗಿ ಮಾಡಿದ್ದಾರಂತೆ. ಅಂದ್ರೆ ಬ್ರಹ್ಮನ ಡ್ಯೂರೇಷನ್ ಎಷ್ಟಿದೆ ನೋಡಿ, ಬ್ರಹ್ಮನ ಒಂದು ಹಗಲು ಅಂದ್ರೆ 14 ಮನ್ವಂತರಗಳು. ಒಂದೊಂದು ಮನ್ವಂತರಕ್ಕೆ ಒಬ್ಬ ಪುಣ್ಯ ಪುರುಷ ಇಂದ್ರ ಆಗಿ ಬರ್ತಾನೆ, ಒಂದು ಮನ್ವಂತರಕ್ಕೆ ಒಬ್ಬ ಇಂದ್ರ ಬರ್ತಾನೆ. ಆ ಇಂದ್ರನಿಗೆ ಸಹಾಯಕರಾಗಿ, ಮಾರ್ಗದರ್ಶಕರಾಗಿ 7 ಜನ ಋಷಿಗಳಿರ್ತಾರೆ. ಇದೊಂಥರ ಅಡ್ವೈಸರಿ ಗ್ರೂಪ್. ಇಂದ್ರ ಮನ್ವಂತರಕ್ಕೊಬ್ಬ ಮುಖ್ಯ ಆದರೆ ಅವನಿಗೆ ಸಹಾಯಕರಾಗಿ, ಮಾರ್ಗದರ್ಶಕರಾಗಿ 7 ಜನ ಋಷಿಗಳು ಬರ್ತಾರೆ. ಅವ್ರನ್ನ ಸಪ್ತಋಷಿಗಳು ಅಂತ ಕರೀತಾರೆ. ಅಂದರೆ ಒಂದು ಮನ್ವಂತರಕ್ಕೆ ಒಂದು ಋಷಿಗಳ ಗುಂಪು. ಈಗ ನಮಗಿರುವಂಥ ನಡೀತಾ ಇರೋದು ಶ್ವೇತ ವರಾಹ ಕಲ್ಪ ನಡೀತಾ ಇರೋದು, ಅದರೊಳಗೆ 6 ಮನ್ವಂತರ ಮುಗಿದು ಹೋಗಿದ್ದಾವೆ. ಈಗ 14 ಅಲ್ವ ಒಟ್ಟು, ಅದರಲ್ಲಿ 6 ಮುಗಿದು ಹೋಗಿದ್ದಾವೆ, 7ನೇ ನಡೀತಾ ಇದೆ. ಆ 7ನೇ ಯಾವುದು? ವೈವಸ್ವತ ಮನ್ವಂತರ ಅಂತ ಕರಿತೀವಿ ಇದನ್ನು. ಇದು ವೈವಸ್ವತ ಮನ್ವಂತರ. ನೀವು ಮಂತ್ರ ಅನ್ಬೇಕಾದ್ರೆ ಬಿಡು, ವೈವಸ್ವತ ಮನ್ವಂತರ ಕಲಿಯುಗೆ, ಪ್ರಥಮಚರಣೆ, ಭರತ ವರ್ಷ, ಭರತ ಕಂಡೆ ಹೇಳ್ಕೊಂಡು ಹೋಗ್ತೀವಲ್ಲ, ಹಾಗೆ ವೈವಸ್ವತ ಮನ್ವಂತರ ನಡೀತಾ ಇದೆ ಈಗ. ಈ ವೈವಸ್ವತ ಮನ್ವಂತರದ ಅಧಿಕಾರಾವಧಿ ಒಂದು ಮನ್ವಂತರ. ಈ ಸಪ್ತರ್ಷಿಗಳು ಯಾರಿದ್ದಾರೆ, ಈ ಮನ್ವಂತರಕ್ಕೆ ಯಾರಿದ್ದಾರೆ ಅಂತ ಅದನ್ನು ಕೊಡ್ತಾರೆ. ಈ ಮನ್ವಂತರದ ಸಪ್ತರ್ಷಿಗಳು ಯಾರು ಅಂದ್ರೆ ಕಶ್ಯಪ, ಅತ್ರಿ, ವಶಿಷ್ಠ, ವಿಶ್ವಾಮಿತ್ರ, ಗೌತಮ, ಜಮದಗ್ನಿ ಮತ್ತು ಭಾರದ್ವಾಜ. ಈ 7 ಜನ ವೈವಸ್ವತ ಮನ್ವಂತರದ ಸಪ್ತರ್ಷಿಗಳು. ಇವರ ಅವಧಿ ಎಷ್ಟು ಅಂತ ಹೇಳಿದ್ನಲ್ಲ ಆಗಲೇ ನಾನು, 30,67,20,000 ವರ್ಷಗಳು. ಸಪ್ತರ್ಷಿಗಳು ಎಷ್ಟು ದೊಡ್ಡವರು ಅಂದ್ರೆ ಉಳಿದ ಋಷಿಗಳಾಗಲ್ಲ, ಸಪ್ತರ್ಷಿಗಳು ದೇವತೆಗಳಿಗಿಂತ ದೊಡ್ಡವರು ಅಂತ. ದೇವತೆಗಳಿಗೆ ತಿದ್ದು ಅಂಥವ್ರು, ಅವರಿಗೆ ಪಾಠ ಹೇಳುವಂಥವ್ರು, ಅಷ್ಟು ಮಟ್ಟಿಗೆ ಗೆದ್ದಿದ್ದಾರೆ. ಸಪ್ತರ್ಷಿಗಳು ಮಾತ್ರ ಆ ಸುಪ್ರೀಂ ಪವರ್ ಇದೆ. ಅವ್ರು ಇಡೀ ವಿಶ್ವವನ್ನ ಗಮನ ನೋಡ್ತಾ ಧರ್ಮದ ನಿಯಮಗಳನ್ನು ಸರಿಯಾಗಿ ಪಾಲನೆ ಆಗ್ತಾ ಇದೆಲ್ಲ ನೋಡ್ಬೇಕು. ಇಂದ್ರನಿಗೆ ಸಹಾಯಕರಾಗಿ ಮಾರ್ಗದರ್ಶಕರಾಗಿ ಇರಬೇಕಾದವರು. ಈ ಸಪ್ತರ್ಷಿಗಳಲ್ಲಿ ಒಬ್ಬರೇ ಒಬ್ಬರು ಕ್ಷತ್ರಿಯರಾಗಿದ್ದು ಮುಂದೆ ಬ್ರಹ್ಮರ್ಷಿಗಳಾದದ್ದು ಒಬ್ಬರೇ, ಅದು ವಿಶ್ವಾಮಿತ್ರರು. ತಮ್ಮ ತಪಸ್ಸು ಸಾಧನೆಯ ಮೂಲಕ ಬ್ರಹ್ಮನಿಂದಲೇ ಬ್ರಹ್ಮರ್ಷಿ ಅಂತ ಅನ್ಸ್ಕೊಂಡಂಥವ್ರು. ವಿಶಿಷ್ಟರು ಹೇಳ್ತಾರೆ, ಬ್ರಹ್ಮ ಕೂಡ ನೀವು ಬ್ರಹ್ಮರ್ಷಿ ಆಗಿದ್ದೀರಿ ಅಂತ ಹೇಳ್ತಾನೆ. ಅಂಥವರು ನಮ್ಮ ಇವತ್ತಿನ ಉಪನ್ಯಾಸ ಸರಣಿಯ ನಾಯಕರು. ನಾನು ಯಾಕೆ ಆರಿಸ್ಕೊಂಡೆ ಅಂತ ಹೇಳ್ಬೇಕು, ವಿಶ್ವಾಮಿತ್ರನ ಯಾಕೆ ಆರಿಸ್ಕೊಂಡೆ ನಾನು ಮಾತಾಡೋದಕ್ಕೆ ಅಂತ. ವಶಿಷ್ಠನ ಆರಿಸ್ಕೋಬಹುದಾಗಿತ್ತು, ಚೆನ್ನಾಗಿತ್ತದು. ಇದು ಯಾಕೆ ಆರಿಸ್ಕೊಂಡೆ ಅಂದರೆ, ನಮ್ಮ ಶಶಿಕರನ್ ಹೇಳಿದ ಹಾಗೆ ಅತ್ಯಂತ ಅವರು ಜೀವನ ಚರಿತ್ರೆನೇ ಒಂದು ರೋಚಕವಾದಂಥದ್ದು ಅಂತ. ಅದಕ್ಕಿಂತ ಹೆಚ್ಚು ನನಗನಿಸಿದ್ದು 21ನೇ ಶತಮಾನದ ಯುವಕ ಯುವತಿಯರಿಗೆ ಆತ ಒಂದು ಮಾರ್ಗದರ್ಶಕರಾಗಬಹುದು ಅಂತ ಅನಿಸ್ತು ನನಗೆ. ಯಾಕೆ ಹೇಳ್ತೀನಿ ನಿಮಗೆಲ್ಲ ಗೊತ್ತಿದೆ, ಸಣ್ಣ ಸಣ್ಣ ಕಾರಣಕ್ಕೆ ಡಿಪ್ರೆಷನ್. ಈಗ ಅದು ಎಲ್ಲಿದೆ ಬಂತು ಡಿಪ್ರೆಷನ್? ಸಣ್ಣ ಸಣ್ಣ ಮಕ್ಕಳಿಗೆ ಡಿಪ್ರೆಷನ್. ಒಂದ್ಸಲ ಹೇಳಿದ್ದೆ ಅನ್ಸುತ್ತೆ ಇಲ್ಲಿ, ನನ್ನ ಸ್ನೇಹಿತರೊಬ್ಬರಿದ್ದಾರೆ, ದೊಡ್ಡ ಮನಃಶಾಸ್ತ್ರಜ್ಞರು, ಅವರೊಂದು ಪೇಪರ್ ಪಬ್ಲಿಷ್ ಮಾಡಿದ್ರು, ಭಾರತದ ಮೆಟ್ರೋ ಸಿಟೀಸ್ ಅಂತ ಏನಿದಾವೆ ದೊಡ್ಡ ದೊಡ್ಡ ನಗರಗಳಲ್ಲಿ 4ನೇ 5ನೇ 6ನೇ ಕ್ಲಾಸಿನ ಮಕ್ಕಳಿಗೆ ಡಿಪ್ರೆಷನ್ ಆಗ್ತಿದೆ. ನನಗೆ ಆಶ್ಚರ್ಯ, ಅದು ಡಿಪ್ರೆಸ್ ಆಗೋದಕ್ಕೊಂದು ಕಾರಣ ಆದ್ರೂ ಬೇಕಲ್ರಿ? ನೌಕರಿ ಸಿಗ್ಲಿಲ್ಲ ಅಂತ ಡಿಪ್ರೆಷನ್ ಆಗಬೇಕು, ನೌಕರಿ ಕಳ್ಕೊಂಡೆ ಅಂತ ಆಗ್ಬೇಕು, ಹುಡುಗಿನ ಪ್ರೀತಿ ಮಾಡಿದ್ದಕ್ಕೆ ನಾನು ಒಪ್ಪಲಿಲ್ಲ ಅಂತ ಡಿಪ್ರೆಷನ್ ಆಗ್ಬೇಕು, ಏನೋ ಆ ಕಾರಣ ಇರ್ಬೇಕಲ್ಲ. ಈ 4ನೇ 5ನೇ 6ನೇ ಕ್ಲಾಸಿನ ಮಕ್ಕಳಿಗೆ ಏನು ಡಿಪ್ರೆಷನ್ ಆಗಿರ್ಬೇಕು ಕಾರಣ? ಆತ ಹಿಡಿದಿದ್ದಾರೆ ಏನು ಅನ್ಕೊತಾ, ಫೇಸ್ಬುಕ್ ಅಂತ. ನನ್ಗೆ ನಂಬಲಿಕ್ಕೆ ಆಗಲಿಲ್ಲ, ಅದೇ ಹಂಗ್ರಿ ಅಂತ ಕೇಳಿದೆ. ಹುಡುಗರಿಗೆ ಎಷ್ಟು ಹುಚ್ಚು ಹಿಡಿದ್ಬಿಟ್ಟಿದೆ ಫೇಸ್ಬುಕ್ ಅಂತಂದ್ರೆ, ಈಗ ಫೇಸ್ಬುಕ್ ಹೋಯ್ತು, ಇನ್ಸ್ಟಾಗ್ರಾಮ್ ಬಂದ್ಬಿಟ್ಟಿದೆ. ಮತ್ತೆ ಮುಂದೆ ಫೇಸ್ಬುಕ್ ಹೆಂಗಾಗಿದೆ ಅಂದರೆ, ನಾನೊಂದು ಪಿಕ್ಚರ್ ಹಾಕಿದ್ದೆ, ನನ್ನ ಗೆಳೆಯನಿಗೆ 48 ಲೈಕ್ ಬಂದಿದೆ, ನನಗೆ 2 ಲೈಕ್ ಬಂದಿದ್ದಾವೆ ಅಂತ. ಅದು ಕೆಟ್ಟ ಅನ್ಸ್ಕೊಳ್ಳು, ಡಿಪ್ರೆಷನ್ ಕಾಸ್ ಆಫ್

ಡಿಪ್ರೆಷನ್. ಆತ ಮನುಷ್ಯ ಮೊದಲು ನಂಬಲಿಲ್ಲ ನಾನು. ಆತ ತುಂಬಾ ರಿಸರ್ಚ್ ಮಾಡಿದ್ದಾರೆ. ಅವ್ರು ಹೇಳ್ತಾರೆ ನಿಮ್ಗೆ ನಂಬಕ್ ಸಾಧ್ಯ ಇಲ್ಲ, ಸಣ್ಣ ಸಣ್ಣ ಮಕ್ಕಳು ಡಿಪ್ರೆಷನ್. ಅದು ಮಾತು ನಿಮ್ಗೆ ಗೊತ್ತಿರಬೇಕು, ಆ ಸಣ್ಣ ಮಕ್ಕಳಿಗೆ ಫೇಸ್ಬುಕ್ ಆಗೋ ಅಧಿಕಾರ ಇಲ್ಲ. ಅಪ್ಪ ಅಮ್ಮ ಮಾಡಿ ಕೊಟ್ಟಿರ್ತಾರೆ ಮಕ್ಕಳಿಗೆ ಬಳಸು ಅಂತ, ಮತ್ತೆ ಮಕ್ಕಳ ಮೇಲೆ ಬೈತೀರಿ ಯಾಕಂದ್ರೆ ನೀವೇ ಮಾಡಿಕೊಟ್ಟದ್ದು ಫೇಸ್ಬುಕ್ಕು. ಅಂದ್ರೆ ಇಂಥ ಸಣ್ಣ ಸಣ್ಣ ಕಾರಣ ಡಿಪ್ರೆಷನ್. ತಾವು ಕಂಡಿದ್ದೀರಿ ಮಾರ್ಕ್ಸ್ ಬರಲಿಲ್ಲ ಪರೀಕ್ಷೆಯಲ್ಲಿ ಅಂತ ಹೋಗೋದು, ಅಮ್ಮ ಮೊಬೈಲ್ ಕೊಡಲಿಲ್ಲ ಅಂತ ಆತ್ಮಹತ್ಯೆ ಮಾಡ್ಕೊಳ್ಳೋದು. ಇವಾಗ ನೋಡಿದ್ದೀವಿ ನಾವು, ಬೇಕಾದಷ್ಟು ನೋಡ್ತಿದ್ದೀವಿ. ಯಾಕೆ ಹಿಂಗೆ ಇಷ್ಟು ಅಶಕ್ತರಾಗ್ಬಿಟ್ವ ನಾವು, ಇದು ದುರ್ಬಲ ಹೃದಯಗಳಾಗ್ಬಿಟ್ವ, ಸಣ್ಣ ಸಣ್ಣ ಡಿಪ್ರೆಷನ್ ಟೆನ್ಷನ್ ಮಾಡ್ಕೋತೀವಲ್ಲ ಯಾಕೆ? ಹಾಗಾದ್ರೆ ವಿಶ್ವಾಮಿತ್ರರು ಏನು ಮಾಡಬೇಕಾಗಿತ್ತು? ಎಂತೆಂಥ ಸೋಲುಗಳನ್ನು ಕಂಡವರು, ಎಂತೆಂಥ ಚಾಲೆಂಜನ್ನು ಕಂಡವರು, ಮತ್ತೆ ಹಠ ಹಿಡಿದು ಬ್ರಹ್ಮರ್ಷಿ ಆದ್ರಲ್ಲ ಅವರು, ಅದು ಏನು ಸುಲಭ ಇತ್ತಾ? ಒಬ್ಬ ಕ್ಷತ್ರಿಯನಾದಂಥ ಕೌಶಿಕ ಹೋಗಿ ಬ್ರಹ್ಮರ್ಷಿ ಆಗೋದು ಸುಲಭನ? ಎಷ್ಟು ಅಡೆತಡೆ ಬಂದಿರಬೇಕು ಅವರಿಗೆ, ಯಾಕೆ ಡಿಪ್ರೆಷನ್ ಆಗಲಿಲ್ಲ ಅವರಿಗೆ? ನಾನು ಅದು ಪ್ರಶ್ನೆ ಕೇಳಬೇಕಾದದ್ದು. ಅದನ್ನು ಹುಡುಗರಿಗೆ ಮಾದರಿ ಅಂತ ಕೊಡಬೇಕಾಗಿದೆ ನನಗೆ. ಏನು ಅಂದರೆ ಅದಕ್ಕೆ ಗುಂಡಪ್ಪನವರು ಒಂದು ಅದ್ಭುತ ಬರೀತಾರೆ ಕಗ್ಗದಲ್ಲಿ.

ಏಸು ಸಲ ತಪವಗೈದು ಏಸು ಬಿನ್ ಬನ್ನವನಂತೂ ಕೌಶಿಕಂ ಬ್ರಹ್ಮರ್ಷಿ ಪದ ಕರುಹನಾದನು. ಬ್ರಹ್ಮರ್ಷಿ ವಿಶ್ವಾಮಿತ್ರ ಬಗ್ಗೆ ಗುಂಡಪ್ಪನವರು ಬರೀತಾರೆ ಕಗ್ಗದಲ್ಲಿ. ಏಸು ಸಲ ತಪವಗೈದು ಎಷ್ಟು ಸಲ ತಪಸ್ ಮಾಡಿದ್ದೋ, ಏಸು ಬನ್ನವನಂತೂ ಎಷ್ಟು ಕಷ್ಟಪಟ್ಟನೋ, ಕೌಶಿಕಂ ಬ್ರಹ್ಮರ್ಷಿ ಪದ ಕರುಹನಾದನು. ಬ್ರಹ್ಮರ್ಷಿ ಪದಕ್ಕೆ ಅರ್ಹ ಆದ. ಘಾಸಿ ಪಡು ತಿನ್ನೊಮ್ಮೆ ಮತ್ತೊಮ್ಮೆ ಮರಮರಳಿ ಲೇಸಾಗಿ ಸಾತ್ಮವನು ಮಂಕುತಿಮ್ಮ. ಘಾಸಿ ಪಡ್ತದೆ ಜೀವ, ಬದುಕಿರ್ಬೇಕಾದ್ರೆ ಘಾಸಿ ಆಗ್ಲೇಬೇಕದು. ಯಾವುದೋ ಒಂದು ತೊಂದರೆ, ತೊಂದರೆ ಅಂದ್ರೆ ಬೇರೆ ದುಃಖ ಅಂತಲ್ಲ, ಸುಖ ಕೂಡ ತೊಂದರೆ. ಅದಕ್ಕೆ ಹೇಳ್ತಾರೆ ಸುಖ ದುಃಖ ಅನ್ನೋದು ಎರಡು ಒದೆ ಇದ್ದಂಗಂತೆ. ಒದೇನೇ ಅವು, ಸುಖ ಅಂತ ಕಿಕ್ ಆಫ್ ಜಾಯ್ ಅಂತ ಕರೀತಾರೆ ಇಂಗ್ಲೀಷ್ ಅಲ್ಲಿ. ಅದನ್ನು ಅಂದ್ರೆ ಸುಖಾನೂ ತೊಂದರೆನೆ ದುಃಖಾನೂ ತೊಂದರೆನೆ. ಅದು ಹೇಳ್ತಾರಲ್ಲ ಒಂದು ಬಹಳ ಹಳೇದು ಹೇಳ್ತಾರೆ, ತುಂಬಾ ಸುಖ ಆದ್ರೂ ಆತ್ಮಹತ್ಯೆ ಇದು ಹಾರ್ಟ್ ಅಟ್ಯಾಕ್ ಆಗಿಬಿಡುತ್ತಂತೆ. ತುಂಬಾ ಸಂತೋಷ ಬಂದ್ರೆ, ಯಾರೋ ಹೇಳ್ತಿದ್ರು ನನಗೊಬ್ರು, ಪೇಷಂಟ್ ಪಾಪ ಹುಷಾರಿಲ್ಲ ಅವನಿಗೆ, ಬಹಳ ನಾಜೂಕ್ ಆಗಿದೆ ಹೃದಯ, ಅವನಿಗೆ ಗಾಬರಿ ಆಗುವಂತದ್ದು ಹೇಳಬೇಡಿ, ದುಃಖ ಸಂಗತಿ ಹೇಳಬೇಡಿ ಅಂದ್ರಂತೆ. ಆ ಡಾಕ್ಟರ್ ಕೇಳಿದಂತೆ, ಸ್ವಾಮಿ ನಿಮ್ಗೇನಾಗಿಲ್ಲ, ಆರಾಮಾಗಿದ್ದೀರಿ, ಕಲ್ಪನೆ ಮಾಡ್ಕೊಳ್ಳಿ ನೀವು ಲಾಟ್ರಿ ಟಿಕೆಟ್ ತಗೊಂಡಿದ್ದೀರಿ, ಅದಕ್ಕೆ ಲಾಟ್ರಿ ಹತ್ತಿದ್ರೆ ಏನ್ ಮಾಡ್ತೀವಿ, ಏನ್ ಮಾಡೋದಪ್ಪ, ಲಾಟ್ರಿ ಹತ್ತಿರ ಎಷ್ಟು ಬರುತ್ತೆ, ಅದು 20 or 100 ಬರುತ್ತೆ, ಯಾವುದೇ ದೇವಸ್ಥಾನಕ್ಕೆ ಹಾಕ್ಬಿಡ್ತೀನಿ ಅಂದರು. ಅಲ್ಲ ಜಾಸ್ತಿ ಬಂದರೆ ಏನು ಮಾಡ್ತೀರಿ, ಅವು ಎಷ್ಟು ಬರ್ಬೋದು, 100,000 ಬಂದರೆ ಏನು ಮಾಡ್ತೀರಿ, ಬಂದರೆ ಅಡ್ಡಿ ಇಲ್ಲಪ್ಪ, ಏನೋ ಒಂದು ಪ್ರಯೋಜನ ಆಗುತ್ತೆ ಅದಕ್ಕೂ ಒಂದು ಅಂದರು. ಇನ್ನೂ ಜಾಸ್ತಿ ಬಂದರೆ ಏನು ಮಾಡ್ತೀರಿ, ನಿಧಾನಕ್ಕೆ ಹೆಚ್ಚಿಗೆ ಮಾಡ್ಬೇಕಲ್ಲ ಅವರು. ಅದಕ್ಕೆ ಅವ್ನು ಹೇಳಿದಂತೆ ಎಷ್ಟು ಬರ್ಬೋದು, 1 crore ಬಂದರೆ ಏನು ಮಾಡ್ತೀರಿ, 1 crore ನಮಗೆ ಎಲ್ಲಿ ಬರ್ತಪ್ಪ ಅಂದರು. ಅಲ್ಲ ಬಂದಿದೆ ಅಂತ ಇಟ್ಕೊಳ್ಳಿ, ಆಯಿತು ಯಾವುದೋ ಒಂದು ಸಂಸ್ಥೆಗೆ ಮತ್ತು ಮನೆಗೆ ಎಲ್ಲ ಬೇಕಾಗ್ತದೆ ಕೊಡ್ತೀನಿ ಅಂದರು. 20 crore ಬಂದರೆ ಏನು ಮಾಡ್ತೀರಿ, ವೈದ್ಯರು ಕೇಳಿದರು. ಆ 20 crore ಬಂದರೆ ಅರ್ಧ ನಿನಗೆ ಕೊಡ್ತೀನಪ್ಪ ಅಂದರು. ಡಾಕ್ಟರ್ ಬಿದ್ದೋಗ್ಬಿಟ್ರು, ಇವ್ರಿಗೇನಾಗಲಿಲ್ಲ ಅಂದ್ರೆ ಆ ಕಲ್ಪನೆ ಕೂಡ ಮಾಡಕ್ ಸಾಧ್ಯ ಇಲ್ಲ, ಅಷ್ಟು ಖುಷಿ ಆಗ್ಬಿಡ್ತು, 10 crore ನನಗೆ ಬಂದ್ಬಿಡ್ತಲ್ಲ ಅಂತ ಡಾಕ್ಟರ್ಗೆ. ಅದಕ್ಕೆ ಹೇಳ್ತಾರೆ ಸುಖ ಕೂಡ ಡೇಂಜರಸ್, ಅದು ಎಷ್ಟು ಘಾಸಿ ಪಡ್ತದೆ ಜೀವ ಬದುಕಿರೋವರೆಗೂ, ಆ ಘಾಸಿ ಪಡ್ತಾ ಪಡ್ತಾ ಪಡ್ತಾ ಎಷ್ಟು ಚೆನ್ನಾಗಿ ಹೇಳ್ತಾರೆ ಅದನ್ನ, ಲೇಸಾಗಿ ಸಾತ್ಮವನು ಮಂಕುತಿಮ್ಮ, ಈ ಪ್ರತಿಯೊಂದು ಹೊಡೆತ ಬಿದ್ದ ಹಾಗೆ ನನ್ನ ಆತ್ಮ ಲೇಸಾಗ್ತಾ ಹೋಗ್ತದೆ ಅಂತ ಮಾಡ್ಬೇಕು. ಗುಂಡಪ್ಪನ ಮಾತು ಬಹಳ ಚಂದ, ಅದು ಇಷ್ಟು ಕಷ್ಟಪಟ್ಟು ಕೌಶಿಕ ಬ್ರಹ್ಮರ್ಷಿ ಆಗ್ಲಿಲ್ವಾ, ಅದನ್ನ ಹೇಗೆ ಸಹಸ್ಕೊಂಡು ಮೇಲೆ ಎದ್ರು ಅನ್ನೋದು ನಮ್ಮ ಮಕ್ಕಳಿಗೆ ಮಾದರಿ ಆಗ್ಬೇಕು ಇವತ್ತು.

0: ಇದುವರೆಗೂ ಮಹರ್ಷಿ ವಿಶ್ವಾಮಿತ್ರರ ಕುರಿತು ಬೆಳಕಿನ ದೀಪಗಳು ಸರಣಿ ಕಾರ್ಯಕ್ರಮವನ್ನ ಕೇಳಿದಿರಿ. ಕಾರ್ಯಕ್ರಮದ ಪ್ರಸ್ತುತಿ ಡಾಕ್ಟರ್ ಗುರುರಾಜ ಕರ್ಜಗಿರವರು.
1: ನಮಸ್ಕಾರ ಪ್ರಿಯ ಕೇಳುಗರಿ, ನೀವು ಕೇಳ್ತಾ ಇದ್ದೀರಿ ಜನಧ್ವನಿ ಸಮುದಾಯ ರೇಡಿಯೋ ಕೇಂದ್ರ 9.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಾನು ನಿಮ್ಮ ರೇಡಿಯೋ ಕೇಳ್ತಿ ಪ್ರೀತಿ. ಭಾರತ ಸರ್ಕಾರ ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಮಾಹಿತಿ ಭದ್ರತಾ ಶಿಕ್ಷಣ ಕಾರ್ಯಕ್ರಮದಡಿಯಲ್ಲಿ ಇಂದು ನಾವು ಒಂದು ಬಹಳ ಮುಖ್ಯ ವಿಷಯದ ಬಗ್ಗೆ ಮಾತನಾಡುತ್ತಿದ್ದೇವೆ. ಅದು ಸಾಮಾಜಿಕ ಜಾಲತಾಣದ ಸುರಕ್ಷತೆಯ ಕುರಿತು. ಅಂದರೆ ಸಾಮಾಜಿಕ ಜಾಲತಾಣ ಎಂದರೆ ಏನು, ಇದರಿಂದ ಆಗುವಂತಹ ತೊಂದರೆಗಳು ಹಾಗೂ ಸುರಕ್ಷತೆಯ ಕುರಿತು ತಿಳಿದುಕೊಳ್ಳೋಣ. ಇಂದು ನಾವು ಫೇಸ್ಬುಕ್, ಇನ್ಸ್ಟಾಗ್ರಾಮ್, ವಾಟ್ಸಪ್ ಮುಂತಾದ ಜಾಲತಾಣಗಳಲ್ಲಿ ಫೋಟೋಗಳು, ವಿಡಿಯೋಗಳು, ವೈಯಕ್ತಿಕ ಮಾಹಿತಿಯನ್ನು ಹಂಚಿಕೊಳ್ಳುತ್ತಿದ್ದೇವೆ. ಆದರೆ ನಾವು ಹಂಚುವ ಪ್ರತಿಯೊಂದು ಮಾಹಿತಿ ನಮ್ಮ ಸುರಕ್ಷತೆಗೆ ಸಂಬಂಧಿಸಿದೆ.
2: ನಾನು ಈಗ ಮೈಸೂರಿಗೆ ಹೋಗುತ್ತಿದ್ದೇನೆ, ಮನೆ ಖಾಲಿ ಇದೆ ಅಂತ ಪೋಸ್ಟ್ ಮಾಡಿದ್ದೇನೆ.
3: ಅಯ್ಯೋ, ಇದು ತುಂಬಾ ಅಪಾಯಕಾರಿ, ಯಾರಾದರೂ ಇದನ್ನು ನೋಡಿ ದುರುಪಯೋಗ ಮಾಡಿಕೊಳ್ಳಬಹುದು.
1: ಲೊಕೇಶನ್ ಶೇರ್.

0: ಟ್ರಾವೆಲ್ ಪ್ಲಾನ್ಸ್ ಪೋಸ್ಟಿಂಗ್, ಲೈವ್ ಅಪ್ಡೇಟ್ಸ್, ಇವುಗಳು ಅಪರಾಧಿಗಳಿಗೆ ಅವಕಾಶ ಕೊಡಬಹುದು. ಫಿಶಿಂಗ್ ಮತ್ತು ನಕಲಿ ಲಾಗಿನ್ಗಳಿಂದ ಆಗುವಂತಹ ತೊಂದರೆಗಳ ಬಗ್ಗೆ ತಿಳಿದುಕೊಳ್ಳೋಣ.
1: ನನಗೆ ಇನ್ಸ್ಟಾಗ್ರಾಮ್ ಲಾಗಿನ್ ಎಕ್ಸ್ಪೈರ್ಡ್ ಆಗಿದೆ ಅಂತ ಒಂದು ಲಿಂಕ್ ಬಂದಿದೆ.
2: ಹೌದಾ? ಇದು ಫಿಶಿಂಗ್ ಅಟ್ಯಾಕ್. ಫೇಕ್ ಲಾಗಿನ್ ಪೇಜ್ ಪಾಸ್ವರ್ಡ್ ಸ್ಟೀಲ್ ಮಾಡ್ತಾರೆ.
0: ಯು ಆರ್ ಎಲ್ ತಪ್ಪಾಗಿ ಕಾಣಬಹುದು. ಉದಾಹರಣೆಗೆ instagram.com ಅಫಿಷಿಯಲ್ ಸೈಟ್ ಆಗಿ ಕಾಣಬಹುದು, ಆದರೆ ಫೇಕ್ ಆಗಿರುತ್ತದೆ. ಹಾಗೆ ಈಗ ಅಕೌಂಟ್ ಹ್ಯಾಕಿಂಗ್ ಬಗ್ಗೆ ತಿಳಿದುಕೊಳ್ಳೋಣ.
2: ಓ, ನನ್ನ ಅಕೌಂಟ್ ಹ್ಯಾಕ್ ಆಗಿದೆ, ನನ್ನ ಹೆಸರಿನಲ್ಲಿ ಮೆಸೇಜ್ ಹೋಗ್ತಿದೆ.
1: ಹೌದಾ? ನೀನು 2FA ಎನೇಬಲ್ ಮಾಡಿದೀಯಾ?
2: ಇಲ್ವಲ್ಲ.
0: 2FA ಇಲ್ಲದಿದ್ದರೆ ಅಕೌಂಟ್ ಹ್ಯಾಕ್ ಆಗುವುದು ಸುಲಭ. ಜಾಗೃತರಾಗಿರಿ, ಸುರಕ್ಷಿತರಾಗಿರಿ. ನಾವೀಗ ಸಾಮಾಜಿಕ ಜಾಲತಾಣದ ಸುರಕ್ಷತಾ ಕ್ರಮಗಳ ಬಗ್ಗೆ ತಿಳಿದುಕೊಳ್ಳೋಣ. ಮೊದಲನೆಯದಾಗಿ ಸ್ಟ್ರಾಂಗ್ ಪಾಸ್ವರ್ಡ್ ಸ್ಟ್ರಾಟರ್ಜಿ. ಕನಿಷ್ಠ 12 ಅಕ್ಷರಗಳನ್ನು ಹೊಂದಿರಬೇಕು. ಅಂದರೆ ಅಪ್ಪರ್ ಕೇಸ್, ಲೋವರ್ ಕೇಸ್, ನಂಬರ್ಸ್, ಸಿಂಬಲ್ಸ್ ಇರಿಸಿ ಪಾಸ್ವರ್ಡ್ ಇಡುವುದು ಉತ್ತಮ. ಎಕ್ಸಾಂಪಲ್: ಕರ್ನಾಟಕ @2026 #safe.
2: ಟೂ ಫ್ಯಾಕ್ಟರ್ ಅಥೆಂಟಿಕೇಷನ್, 2FA ಪಾಸ್ವರ್ಡ್ ಜೊತೆಗೆ OTP ಅಥೆಂಟಿಕೇಟರ್ ಆ್ಯಪ್ ಆಕ್ ಆಗೋ ಸಾಧ್ಯತೆ ಕಡಿಮೆಯಾಗುತ್ತದೆ. ಮೂರನೆಯದಾಗಿ ಪ್ರೈವಸಿ ಸೆಟ್ಟಿಂಗ್ ಕಸ್ಟಮೈಸೇಷನ್. ಹೂ ಕ್ಯಾನ್ ಸೀ ಯುವರ್ ಪೋಸ್ಟ್ ಫ್ರೆಂಡ್ಸ್ ಓನ್ಲಿ, ಹೂ ಕ್ಯಾನ್ ಕಾಂಟ್ಯಾಕ್ಟ್ ಯು ಲಿಮಿಟ್, ಓವರ್ ಶೇರಿಂಗ್ ತಪ್ಪಿಸಲು ನಿಜವಾದ ವಿಳಾಸವನ್ನು ಹೇಳಬಾರದು, ನಮ್ಮ ಫೋನ್ ನಂಬರನ್ನು ಕೊಡಬಾರದು, ಬ್ಯಾಂಕ್ ಡೀಟೇಲ್ಸ್ ಅನ್ನು ನೀಡಬಾರದು ಹಾಗೂ ಟ್ರಾವೆಲ್ ಪ್ಲಾನ್ ಅನ್ನು ತಿಳಿಸಬಾರದು.
0: ಹಾಗಾದರೆ ಫೇಕ್ ಪ್ರೊಫೈಲ್ಸ್ ಗುರುತಿಸುವುದು ಹೇಗೆ? ಪ್ರೊಫೈಲ್ ಫೋಟೋ ಕಾಪಿಡ್ ಆಗಿರಬಹುದು, ಫಾಲೋವರ್ಸ್ ಕಡಿಮೆ ಆಗಿರಬಹುದು, ಹಾಗೆ ಹೊಸ ಅಕೌಂಟ್ ಎಂದು ಕಾಣಿಸಬಹುದು. ಈ ರೀತಿಯಲ್ಲಿ ಕಂಡುಬಂದರೆ ಇದನ್ನು ಫೇಕ್ ಅಕೌಂಟ್ ಎಂದು ತಿಳಿಯಬಹುದು.
2: ಅನುಮಾನಾಸ್ಪದ ಲಿಂಕ್ಗಳಿಂದ ತಪ್ಪಿಸಿಕೊಳ್ಳುವುದು ಹೇಗೆ ಎಂದರೆ, ಶಾರ್ಟ್ ಲಿಂಕ್ ಜಾಗ್ರತೆ ವಹಿಸುವುದು, ಕ್ಲಿಕ್ ಮಾಡುವ ಮೊದಲೇ ಪರಿಶೀಲನೆ ನಡೆಸುವುದು ಉತ್ತಮ.
0: ಡಿವೈಸ್ ಸೆಕ್ಯೂರಿಟಿಯನ್ನು ಹೇಗೆ ಕಾಪಾಡಿಕೊಳ್ಳಬಹುದೆಂದರೆ, ಸ್ಕ್ರೀನ್ ಲಾಕ್ ಮತ್ತು ಆ್ಯಪ್ ಲಾಕ್ ಇಡುವುದರ ಮುಖಾಂತರ ಹಾಗೂ ಸಾಮಾಜಿಕ ಜಾಲತಾಣವನ್ನು ಬಳಸಿದ ನಂತರ ಲಾಗ್ಔಟ್ ಮಾಡುವುದರ ಮುಖಾಂತರ.
2: ರೆಗ್ಯುಲರ್ ಚೆಕ್ ಹೇಗೆ ಮಾಡುವುದು, ಲಾಗಿನ್ ಆಕ್ಟಿವಿಟಿ ಚೆಕ್ ಮಾಡುವುದು, ಅನ್ನೋನ್ ಡಿವೈಸ್ ಲಾಗ್ಔಟ್ ಮಾಡುವುದು, ರಿಕವರಿ ಅವೇರ್ನೆಸ್ ಬಗ್ಗೆ ತಿಳಿದುಕೊಳ್ಳುವುದು, ಅಕೌಂಟ್ ಹ್ಯಾಕ್ ಆದಲ್ಲಿ ಏನು ಮಾಡಬೇಕು, ಪಾಸ್ವರ್ಡ್ ಚೇಂಜ್ ಮಾಡುವುದು, ಇಮೇಲ್ ವೆರಿಫೈ ಮಾಡುವುದು, ಸೈಬರ್ ಕ್ರೈಮ್ಗೆ ರಿಪೋರ್ಟ್ ನೀಡುವುದು. ಹೆಚ್ಚಿನ ಮಾಹಿತಿಗಾಗಿ 1930 ಕರೆ ಮಾಡಿ cybercrime.gov.in ನಲ್ಲಿ ದೂರು ನೀಡುವುದು. ಸಾಮಾಜಿಕ ಜಾಲತಾಣಗಳು ನಮ್ಮ ಜೀವನವನ್ನು ಸುಲಭ ಮಾಡುತ್ತದೆ, ಆದರೆ ಸುರಕ್ಷತೆ ನಮ್ಮ ಕೈಲಿದೆ. ಜಾಗೃತರಾಗಿರಿ,
0: ಜವಾಬ್ದಾರಿಯಿಂದ ಬಳಸಿ
2: ನಿಮ್ಮ ಮಾಹಿತಿಯನ್ನು ಕಾಪಾಡಿಕೊಳ್ಳಿ.
0: ಸುರಕ್ಷಿತ ಬಳಕೆ, ಸುಖಕರ ಬದುಕು ಅಂತ ಹೇಳುತ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸುತ್ತಿದ್ದೇವೆ. ಈ ಕಾರ್ಯಕ್ರಮವು ಭಾರತ ಸರ್ಕಾರ ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಮಾಹಿತಿ ಭದ್ರತಾ ಶಿಕ್ಷಣದ ಕಾರ್ಯಕ್ರಮದಡಿಯಲ್ಲಿ ಪ್ರಸಾರವಾಗುತ್ತಿರುವ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸುತ್ತಿದ್ದೇವೆ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಷಯದ ಬಗ್ಗೆ ತಿಳಿದುಕೊಳ್ಳೋಣ. ಅಲ್ಲಿವರೆಗೂ ಕೇಳ್ತಾ ಇರಿ ಜನಧ್ವನಿ ಸಮುದಾಯ ರೇಡಿಯೋ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗುರಿನಿಂದ ಪ್ರಸಾರವಾಗುತ್ತಿದೆ. ಧನ್ಯವಾದಗಳು.

0: ಎಲ್ಲರಿಗೂ ನಮಸ್ಕಾರ. ಪ್ರಿಯ ಕೇಳುಗರೆ, ನೀವು ಕೇಳುತ್ತಿದ್ದೀರಿ ಜನಧ್ವನಿ ಸಮುದಾಯ ರೇಡಿಯೋ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಾನು ನಿಮ್ಮ ಬಾನುಲಿ ಗೆಳತಿ ಅನಿತಾ ಸರಗೂರು. ಭಾರತ ಸರ್ಕಾರ ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಮಾಹಿತಿ ಭದ್ರತಾ ಶಿಕ್ಷಣ ಕಾರ್ಯಕ್ರಮದಡಿಯಲ್ಲಿ ಇಂದು ನಾವು ಒಂದು ಬಹಳ ಮುಖ್ಯ ವಿಷಯದ ಬಗ್ಗೆ ಮಾತನಾಡುತ್ತಿದ್ದೇವೆ. ಅದು ಫಿಶಿಂಗ್. ಫಿಶಿಂಗ್ ಅಂದರೆ ಏನು, ಇದರಿಂದ ಯಾವ ರೀತಿಯ ತೊಂದರೆಗಳು ಆಗುತ್ತದೆ ಎಂಬುದರ ಬಗ್ಗೆ ಮಾಹಿತಿಯನ್ನ ತಿಳಿಯೋಣ.
1: ಫಿಶಿಂಗ್ ಅಂದರೆ ಇಂಟರ್ನೆಟ್ನಲ್ಲಿ ಮೋಸ ಮಾಡಿ ನಿಮ್ಮ ವೈಯಕ್ತಿಕ ಮಾಹಿತಿ ಪಡೆಯುವ ಪ್ರಕ್ರಿಯೆ. ಉದಾಹರಣೆಗೆ, ನಿಮ್ಮ ಬ್ಯಾಂಕ್ ಖಾತೆ ವಿವರಗಳು, ಪಾಸ್ವರ್ಡ್ಗಳು, ಕ್ರೆಡಿಟ್ ಕಾರ್ಡ್ ಸಂಖ್ಯೆಗಳು ಮುಂತಾದವುಗಳ ಬಗ್ಗೆ ಮೋಸ ಮಾಡುವುದು.
2: ಫಿಶಿಂಗ್ ಅಷ್ಟು ಅಪಾಯಕಾರವೇ? ನಾವು ದಿನವೂ

0: ಮೊಬೈಲ್, ಇಮೇಲ್ ಬಳಸುತ್ತೇವೆ. ಫಿಶಿಂಗ್ ಯಾವ ರೀತಿಯಲ್ಲಿ ನಡೆಯುತ್ತದೆ?
1: ಪ್ರಧಾನವಾಗಿ ಮೂರು ರೀತಿಯ ಫಿಶಿಂಗ್ ಇದೆ. ಮೊದಲನೆಯದು ಇಮೇಲ್ ಫಿಶಿಂಗ್, ಅಂದರೆ ನೀವು ಬಿಗ್ ಬ್ಯಾಂಕ್ ಅಥವಾ ಖಾತೆ ಸಂಸ್ಥೆಯಿಂದ ಬಂದಂತೆ ಕಾಣುವ ಇಮೇಲ್. ಅದು ಲಿಂಕ್ ಕ್ಲಿಕ್ ಮಾಡಲು ಹೇಳುತ್ತದೆ, ಆದರೆ ಅದು ನಕಲಿ ಲಿಂಕ್ ಆಗಿರುತ್ತದೆ. ಎರಡನೆಯದು SMS ಅಥವಾ ಮೆಸೆಂಜರ್ ಫಿಶಿಂಗ್ ಅಥವಾ ಸ್ಮಿಶಿಂಗ್, ಅಂದರೆ ಸಂದೇಶದಲ್ಲಿ ನಿಮ್ಮ ಪಾಸ್ವರ್ಡ್ ಅಥವಾ OTP ಹಾಕುವಂತೆ ಕೇಳಲಾಗುತ್ತದೆ. ಮೂರನೆಯದು ಫೇಕ್ ವೆಬ್ಸೈಟ್ ಫಿಶಿಂಗ್, ಅಂದರೆ ನಕಲಿ ವೆಬ್ಸೈಟ್ ನಿಮ್ಮ ಲಾಗಿನ್ ವಿವರಗಳನ್ನು ಕಳ್ಳತನ ಮಾಡಲು ತಯಾರಾಗಿರುತ್ತದೆ.
0: ಹೌದು, ಇವುಗಳನ್ನು ಗಮನಿಸದೇ ಇದ್ದರೆ ದೊಡ್ಡ ತೊಂದರೆ ಆಗಬಹುದು. ನಾವು ಹೇಗೆ ಇವುಗಳಿಂದ ಎಚ್ಚರಿಕೆಯಿಂದ ಇರಬೇಕು?
1: ಇದಕ್ಕೆ ಕೆಲವು ಸುಲಭ ವಿಧಾನಗಳಿವೆ. ಯಾವುದೇ ಲಿಂಕ್ ಮೇಲೆ ಕ್ಲಿಕ್ ಮಾಡುವ ಮೊದಲು ಪರಿಶೀಲಿಸಿ, ಅದು ನಿಜವಾದ ವೆಬ್ಸೈಟ್ ಲಿಂಕ್ ಆಗಿದೆಯೇ ಎಂದು ಪರಿಶೀಲಿಸಿಕೊಳ್ಳಿ. ಯಾರಾದರೂ ನಿಮ್ಮ ಪಾಸ್ವರ್ಡ್ ಅಥವಾ OTP ಕೇಳಿದರೆ ನೇರವಾಗಿ ನಿಮ್ಮ ಬ್ಯಾಂಕ್ ಅಥವಾ ಸಂಸ್ಥೆಗೆ ಕರೆ ಮಾಡಿ. ಪಾಸ್ವರ್ಡನ್ನು ಬದಲಾವಣೆ ಮಾಡಿಕೊಳ್ಳಿ ಮತ್ತು ಪ್ರತಿ ವೆಬ್ಸೈಟ್ಗೆ ವಿಭಿನ್ನ ರೀತಿಯ ಪಾಸ್ವರ್ಡ್ಗಳನ್ನು ಉಪಯೋಗಿಸಿ. ಪಬ್ಲಿಕ್ ವೈಫೈ ಬಳಸುವಾಗ ಬ್ಯಾಂಕ್ ಅಥವಾ ವೈಯಕ್ತಿಕ ಕರೆಗಳನ್ನು ಮಾಡಬೇಡಿ. ಆಧುನಿಕ ಅಂತಿಮ ಸಂರಕ್ಷಣೆ, ಅಂದರೆ ಆಂಟಿವೈರಸ್ ಅಥವಾ ಸೆಕ್ಯೂರಿಟಿ ಸಾಫ್ಟ್ವೇರ್ಗಳನ್ನು ಉಪಯೋಗಿಸಿ.
0: ಹಾಗಾದರೆ ಫಿಶಿಂಗ್ ಒಂದು ಡಿಜಿಟಲ್ ಚತುರಕರ್ಮ ಎಂಬಂತೆ. ಇದನ್ನು ಮಾಡುವಾಗ ಎಚ್ಚರಿಕೆಯೊಂದಿಗೆ ನಡೆದುಕೊಂಡರೆ ಮಾತ್ರ ತಪ್ಪಿಸಬಹುದು.
1: ನಾವು ಅರಿವು ಮೂಡಿಸುವ ಮೂಲಕ ನಮ್ಮ ಕುಟುಂಬ, ಸ್ನೇಹಿತರು ಮತ್ತು ಸಹೋದ್ಯೋಗಿಗಳನ್ನು ಸಹ ರಕ್ಷಿಸಬಹುದು.
0: ಹೌದು ಸ್ಮಿತ್, ನಿಮ್ಮ ಸ್ನೇಹಿತರಿಗೆ ಈ ಮಾಹಿತಿಯನ್ನು ಹಂಚಿಕೊಳ್ಳಿ, ನಿಮ್ಮ ಹಣ ಮತ್ತು ಮಾಹಿತಿಯನ್ನು ಕಾಪಾಡಿಕೊಳ್ಳಿ.
1: ನೀವು ಫಿಶಿಂಗ್ನಿಂದ ತಪ್ಪಿಸಿಕೊಳ್ಳಬೇಕಾದರೆ ಲಿಂಕ್ ಅಥವಾ ಫೈಲ್ ಕ್ಲಿಕ್ ಮಾಡುವ ಮೊದಲು ಚೆಕ್ ಮಾಡಿ. OTP ಅಥವಾ ಪಾಸ್ವರ್ಡ್ ಕೇಳಿದರೆ ನೇರವಾಗಿ ಸಂಸ್ಥೆಗೆ ಸಂಪರ್ಕಿಸಿ. ಸುರಕ್ಷಿತ ಪಾಸ್ವರ್ಡ್ ಉಪಯೋಗಿಸಿ. ಪಬ್ಲಿಕ್ ವೈಫೈ ಮೇಲೆ ಲಾಗಿನ್ ಮಾಹಿತಿ ಹಂಚಬೇಡಿ.
2: ಇದು ಕೇವಲ ನಾವು ಎಚ್ಚರಿಕೆಯಿಂದ ನಡೆದುಕೊಂಡರೆ ಮಾತ್ರ ಸಾಧ್ಯ. ಪ್ರಿಯ ಶ್ರೋತೃಗಳೇ, ನಿಮ್ಮ ಡಿಜಿಟಲ್ ಜೀವನವನ್ನು ಸುರಕ್ಷಿತವಾಗಿಡಿ, ಎಚ್ಚರಿಕೆಯಿಂದ ಡಿಜಿಟಲ್ ಸೇವೆಗಳನ್ನು ಉಪಯೋಗಿಸಿ ಎಂದು ಹೇಳುತ್ತಾ ಭಾರತ ಸರ್ಕಾರ ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಮಾಹಿತಿ ಭದ್ರತಾ ಶಿಕ್ಷಣ ಕಾರ್ಯಕ್ರಮದಡಿಯಲ್ಲಿ ಪ್ರಸಾರವಾಗುತ್ತಿರುವ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸುತ್ತಿದ್ದೇವೆ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಷಯದ ಬಗ್ಗೆ ತಿಳಿದುಕೊಳ್ಳೋಣ. ಅಲ್ಲಿಯವರೆಗೂ ಕೇಳ್ತಾ ಇರಿ ಜನದ ಧ್ವನಿ. ಇದು 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ.

0: ಏನೇ ಆಳದ ಕೆಮ್ಮು ನಿಲ್ತಾನೆ ಇಲ್ವಲ್ಲಪ್ಪ.
1: ಯಾಕೆ ಸಿದ್ದಣ್ಣ ಇಷ್ಟೊಂದು ಕೆಮ್ತಿದ್ದೀರಾ? ಡಾಕ್ಟರ್ ತೋರಿಸತ್ತಾನೆ.
2: ಬಪ್ಪ ಕುಮಾರ, ಅವನಿಗೆ ಎಷ್ಟು ಹೇಳಿದ್ರು ಅಷ್ಟೇನೆ, ಬುಕ್ ಬುಕ್ನ ಕೆಮ್ತಾನ, ಬುಗ ಬುಗ್ನ ಒಗ ಬಿಡ್ತಾನೆ ಇರ್ತಾನ.
1: ಏ ಸಿದ್ದಣ್ಣ, ಈ ಬೀಡಿ ಸಿಗರೇಟ್ ಸೇದೋದಿಂದಾನೆ ನಿನಗೆ ಕೆಮ್ಮು ಬಂದಿರೋದು.
2: ಬಾ ಕುಮಾರ, ಇವನ್ಗೆ ಎಷ್ಟು ಹೇಳಿದ್ರು ಅಷ್ಟೇನೆ, ಈ ಕಿವಿಲ್ ಕೇಳಿ ಆ ಕಿವಿಲ್ ಬಿಡ್ತಾನ, ತಪ್ಪದೆ ಎರಡು ಕಟ್ ಬೀಡಿ ಸೇತಾನೆ ಇರ್ತಾನೆ.
1: ಏನ್ ಸಿದ್ದಣ್ಣ, ಜಿನಿಕ್ಕಿ ಎರಡು ಕಟ್ ಬೀಡಿ ಬೇಕಾ ನಿಂಗೆ?
2: ಬರೀ ಎರಡು ಕಟ್ ಬೀಡಿ ಅಲ್ಲ ಕುಮಾರ, ಕಾಸು ಹೆಚ್ಚಾಗಿದ್ರೆ ಸಿಗರೇಟು ಪಾನ್ ಪರಾಗು ಇವೆಲ್ಲನೂ ತಿಂತಾನೆ ಇರ್ತಾನೆ. ಯಾಕೋ
3: ಕುಮಾರ ರಾಮ,
0: ನಾನು ಇದನ್ನೆಲ್ಲ ಬಿಡ್ಬೇಕು ಅಂತ ಎಷ್ಟೋ ಪ್ರಯತ್ನ ಪಡ್ತೇವನಿ ಕಣ್ರೋ, ಅದನ್ನ ಬಿಡಾಕೆ ಆಯ್ತೇ ಇಲ್ಲ, ಏನ್ ಮಾಡ್ಬೇಕು?
1: ಸಿದ್ದಣ್ಣ, ನೀ ಹಿಂಗೆ ಬೀಡಿ ಸಿಗರೇಟ್ ಸೇತಾ ಇರು, ನಿನಗೆ ಬರ್ಬಾದ ರೋಗ ಎಲ್ಲ ಬಂದ್ಬಿಡ್ತದೆ.
0: ಆ ರೋಗ ಬಂದದ್ದು? ಯಾವ್ಯಾವ ರೋಗ ಬಂದವು ಕುಮಾರ?
1: ಸಿದ್ದಣ್ಣ, ನೀ ಸೇಯೋ ಬೀಡಿ ಸಿಗರೇಟ್ ಅಲ್ಲಿ ನಿಕೋಟಿನ್ ಅನ್ನೋ ಅಂಶ ಇರುತ್ತೆ, ಅದೇನಾದ್ರೂ ನಿನ್ ದೇಹಕ್ಕೆ ಹೋಯ್ತೋ ಕ್ಯಾನ್ಸರ್, ಟಿಬಿ, ಶ್ವಾಸಕೋಶ ಕ್ಯಾನ್ಸರ್ ಇದೆಲ್ಲ ಬಂದ್ಬಿಡ್ತದೆ ನಿಂಗೆ.
0: ಅಯ್ಯೋಯ್ಯೋ, ಏನ್ ಹೇಳ್ತಿದೆ ಕುಮಾರ ನೀನು, ಇವೆಲ್ಲ ಬಂದವ?
2: ಊಸಿದ್ದ ನನ್ನ ಅಷ್ಟು ದಿನಗಳಿಂದ ನಿನ್ಗೆ ಏನ್ ಹೇಳ್ತಿದ್ದೆ ಹೇಳು, ಬೀಡಿ ಸಿಗರೇಟ್ ಸೇಯಬೇಡ ಅಂತ ಹೇಳ್ತಿದ್ದೆ ತಾನೆ.
0: ಇದೇನಪ್ಪ ಇದು, ಬೀದಿ ಲೋಕ ಮಾರ ಮನೆ ಕುಡ್ಕೊಂಡಾಗ ನನ್ ದುಡ್ಡು ಕೊಟ್ಬಿಟ್ಟು ನಾನೇ ರೋಗ ಕೊಂಡ್ಕೊಂಡಾಗ ಇವತ್ತಲ್ಲ ನೋಡು ಕುಮಾರ, ಇವತ್ತೇ ಸಪ್ತ ಮಾಡ್ಬಿಡ್ತೀನಿ ನಾನು, ನಾನು ಈ ಬೀಡಿ ಸಿಗರೇಟು ಪಾನ್ ಪರಕು ಗುಟ್ಗ ಎಲ್ಲನೂ ಬಿಟ್ಬಿಡ್ತೀನಿ.
1: ಇದು ನಮ್ಮ ಸಿದ್ದಣ್ಣ ಅಂದ್ರೆ, ನಮ್ಮ ಸಿದ್ದಣ್ಣನ ತರಾನೆ ಎಲ್ಲರೂ ಶಪಥ ಮಾಡ್ಬಿಟ್ರೆ ಈ ಧೂಮಪಾನ ಅನ್ನೋದನ್ನ ಸಂಪೂರ್ಣವಾಗಿ ನಾಶ ಮಾಡ್ಬಿಡ್ಬೋದು.
2: ಇದು ಕಲಾಕುಮಾರ ಮಾತು ಅಂದ್ರೆ,
4: ಧೂಮಪಾನ ತ್ಯಜಿಸಿ ಆರೋಗ್ಯದಿಂದ ಜೀವಿಸಿ, ಧೂಮಪಾನ ಬಿಟ್ಟು ಬಿಡಿ, ಸಂತೋಷ ಹರಸ ತರುವುದು ವರ್ಷವಿಡಿ. ಇದು ಸಾರ್ವಜನಿಕ ಹಿತಾಸಕ್ತಿ.

0: ಹತ್ತರಿಂದ ಹತ್ತೊಂಬತ್ತು ವರ್ಷದ ನಡುವಿನ ವಯೋಮಾನವೇ ಹದಿಹರೆಯ.
1: ಹದಿಹರೆಯದಲ್ಲಿ ದೈಹಿಕ, ಮಾನಸಿಕ ಹಾಗೂ ಭಾವನಾತ್ಮಕ ಬದಲಾವಣೆಗಳು ರೂಪುಗೊಳ್ಳುತ್ತವೆ.
0: ಈ ಎಲ್ಲ ಬದಲಾವಣೆಗಳಿಗೆ ಅನುಗುಣವಾಗಿ ಪೋಷಕರು ಮತ್ತು ಸಮಾಜ ಹದಿಹರೆಯದ ವಯೋಮಾನದವರಿಗೆ ಇವುಗಳಿಗೆ ಸಂಬಂಧಿಸಿದಂತೆ ಉತ್ತಮ ಸಲಹೆ ಸೂಚನೆಗಳನ್ನು ನೀಡಬೇಕು. ಹದಿಹರೆಯದ ಮಕ್ಕಳಿಗೆ ಉತ್ತಮ ಜಾಗೃತಿ ಮೂಡಿಸೋಣ, ಉತ್ತಮ ಸಮಾಜ ನಿರ್ಮಿಸೋಣ.
2: ಇನ್ನು ಮುಂದೆ ಕೇಳಿ ಬರೋಣ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಗ್ರಹಗಳತ್ತ ಅರಿದ ಚಿತ್ತ ಎಂಬ ವಿಷಯದ ಕುರಿತು ಕುಮಾರ ಸ್ಫೂರ್ತಿ ಅವರು ನಡೆಸಿಕೊಡುವ ಕಾರ್ಯಕ್ರಮ.
3: ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳತಿ ಸ್ಫೂರ್ತಿ ಸರಗೂರು. ಕೇಳುಗರ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರ, ಇವತ್ತಿನ ನಮ್ಮ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಗ್ರಹಗಳತ್ತ ಹರಿತ ಚಿತ್ತ ಎಂಬ ವಿಷಯದ ಬಗ್ಗೆ ಮಾಹಿತಿಯನ್ನ ತಿಳಿಯೋಣ. ಸೂರ್ಯ ಎಂಬ ನಕ್ಷತ್ರದ ಅಗಾಧವಾದ ಗುರುತ್ವ ಪ್ರಭಾವಕ್ಕೆ ಸಿಲುಕಿ ಅದರ ಸುತ್ತಲೂ ಪರಿಭ್ರಮಿಸುವ ಅನೇಕ ಕಾಯಗಳಲ್ಲಿ ಬೃಹತ್ ಕಾಯಗಳಾದ ಗ್ರಹಗಳಿಗೆ ಪ್ರಮುಖ ಸ್ಥಾನ. ವಿವಿಧ ದೂರಗಳಲ್ಲಿ ವಿವಿಧ ಪಥಗಳಲ್ಲಿ ಸೂರ್ಯನ ಸುತ್ತಲೂ ಸುತ್ತುವ 8 ಗ್ರಹಗಳಿವೆ. ಈ ಗ್ರಹಗಳಲ್ಲಿ ಭೂಮಿಯು ಒಂದು ಎನ್ನುವುದು ಮತ್ತೊಂದು ವಿಶೇಷ. ಈ ವ್ಯವಸ್ಥೆಯನ್ನೇ ಸೌರವ್ಯೂಹ ಎನ್ನುತ್ತಾರೆ. ಸೌರವ್ಯೂಹದ ಪರಿಧಿಯಲ್ಲಿ ಎಲ್ಲ ಕಾಯಗಳು ತನ್ನ ಹಿಡಿತದಲ್ಲಿರಿಸಿಕೊಂಡಿರುವ ಸೂರ್ಯನನ್ನ ಸೌರವ್ಯೂಹದ ರಿಂಗ್ ಮಾಸ್ಟರ್ ಎನ್ನಬಹುದೇನೋ. ಏಕೆಂದರೆ ಸೌರವ್ಯೂಹದ ಬಹುಪಾಲು ಆಗು ಹೋಗುಗಳಿಗೆ ಸೂರ್ಯನೇ ಕಾರಣನಾಗಿರುತ್ತಾನೆ. ಈ ಸೌರವ್ಯೂಹವು ಕ್ಷೀರಪಥ ಎಂಬ ಬಿಲಿಯನ್ ಗಟ್ಟಲೆ ನಕ್ಷತ್ರಗಳನ್ನು ಒಳಗೊಂಡ ಗ್ಯಾಲಕ್ಸಿಯ ಒಂದು ಅತಿ ಸಣ್ಣ ಭಾಗವಷ್ಟೇ. ಒಂದು ಆಕಾಶ ಕಾಯವನ್ನು ಗ್ರಹ ಎಂದು ಕರೆಯಬೇಕಾದರೆ ಅದಕ್ಕೆ ಕೆಲವು ಲಕ್ಷಣಗಳಿರಬೇಕು. ಮೊದಲನೆಯದಾಗಿ ಅದು ಒಂದು ನಕ್ಷತ್ರದ ಸುತ್ತಲೂ ಸುತ್ತುತ್ತಿರಬೇಕು. ಎರಡನೆಯದಾಗಿ ಅದು ಬೃಹತ್ ಕಾಯವಾಗಿದ್ದು ಅದರ ಗುರುತ್ವಾಕರ್ಷಣೆ ಅದಕ್ಕೆ ಗೋಳಾಕಾರವನ್ನು ನೀಡಿರಬೇಕು. ಮೂರನೆಯದಾಗಿ ಅದು ಮತ್ತೊಂದು ಆಕಾಶ ಕಾಯದ ಸುತ್ತ ಸುತ್ತಬಾರದು. ಕೊನೆಯದಾಗಿ ಅದು ತನ್ನ ಪಥ ಸುತ್ತಲೂ ಜೊತೆಯಲ್ಲಿಯೇ ಸುತ್ತುವ ಸಣ್ಣ ಪುಟ್ಟ ಕಾಯಗಳನ್ನು ಹೊಂದಿರಬಾರದು. ಈ ನಿಯಮಗಳಿಗೆ ಒಳಪಡುವ ದೊಡ್ಡ ಆಕಾಶ ಕಾಯಗಳೇ ಗ್ರಹಗಳು ಎನಿಸುತ್ತವೆ. ಸೌರವ್ಯೂಹದಲ್ಲಿನ ಗ್ರಹಗಳು ಕ್ರಮವಾಗಿ ಸೂರ್ಯನಿಂದ ಎಣಿಸಿದಾಗ ಬುಧ, ಶುಕ್ರ, ಭೂಮಿ, ಮಂಗಳ, ಗುರು, ಶನಿ, ಯುರೇನಸ್, ನೆಪ್ಚೂನ್ ಒಂಬತ್ತನೆಯ ಗ್ರಹವೆಂದು ಪರಿಗಣಿಸಲ್ಪಟ್ಟ ಫ್ಲೋಟೋ ಇತ್ತೀಚೆಗಷ್ಟೇ ಗ್ರಹಪಟ್ಟದಿಂದ ಪದಚ್ಯುತಿಗೊಂಡು ಖಗೋಳ ವಿಜ್ಞಾನಿಗಳಿಂದ ಕುಬ್ಜ ಗ್ರಹವೆಂದು ಪರಿಗಣಿಸಲ್ಪಟ್ಟಿದೆ. ಇದಕ್ಕೆ ಕಾರಣ ನಾವು ಹೇಳಿರುವ ನಿಯಮಗಳನ್ನು ಫ್ಲೋಟೋ ಪೂರ್ತಿಯಾಗಿ ಒಳಪಡದೇ ಇರುವುದು. ಹಾಗಾದರೆ ನಮ್ಮ ಸೌರವ್ಯೂಹದಲ್ಲಿನ ಪ್ರತಿಯೊಂದು ಗ್ರಹವು ವಿಶಿಷ್ಟ ಲಕ್ಷಣಗಳಿಂದ ಕೂಡಿದೆ ಎನ್ನುವುದು ವಿಶೇಷವಾಗಿದೆ. ಬುಧ, ಶುಕ್ರ, ಭೂಮಿ ಮತ್ತು ಮಂಗಳ ಗ್ರಹಗಳು ಶಿಲೆಗಳು ಮತ್ತು ಮಣ್ಣಿನಿಂದ ಕೂಡಿದ ಗ್ರಹಗಳಾದರೆ ಮಂಗಳ ಗ್ರಹದಾಚೆ ಇರುವ ಗುರು ಮತ್ತು ಶನಿ ಗ್ರಹಗಳು ಅನಿಲ ದೈತ್ಯಗಳು. ಯುರೇನಸ್ ಹಾಗೂ ನೆಪ್ಚೂನ್ ಗ್ರಹಗಳು ಹಿಮ ದೈತ್ಯಗಳಾಗಿವೆ. ಅದರಿಂದಾಚೆ ಇರುವ ಸೂರ್ಯನ ಸುತ್ತಲೂ ಸುತ್ತುವ ಅನೇಕ ಸಣ್ಣ ಸಣ್ಣ ಆಕಾಶ ಕಾಯಗಳಲ್ಲಿ ಪ್ರಮುಖವಾದವು ಫ್ಲೋಟೋದಂತಹ ಅನೇಕ ಕುಬ್ಜ ಗ್ರಹಗಳು. ಹಾಗಾದರೆ ಈ ಗ್ರಹಗಳನ್ನು ನೋಡುವುದಾದರೆ ಮೊದಲಿಗೆ ಬುಧ ಗ್ರಹ. ಪುರಾತನ ಕಾಲದಿಂದಲೂ ಮಾನವನಿಗೆ ಬುಧ ಗ್ರಹ ಪರಿಚಿತ. ಏಕೆಂದರೆ ಅದನ್ನು ಆಧುನಿಕ ದೂರದರ್ಶಕಗಳ ಸಹಾಯವಿಲ್ಲದೆ ನೋಡಬಹುದಾಗಿದೆ. ಸೂರ್ಯಾಸ್ತದ ನಂತರ ಬುಧ ಗ್ರಹವು ಪಶ್ಚಿಮ ದಿಗಂತದಲ್ಲಿ ಅಂದರೆ ಸಂಧ್ಯ ದಾರಿ ಬೆಳಗಿನ ವೇಳೆ ಸೂರ್ಯೋದಯಕ್ಕೊಂದು ಗಂಟೆ ಮುಂಚಿತವಾಗಿ ಪೂರ್ವ ದಿಗಂತದಲ್ಲಿಯೂ ಕಾಣಿಸುತ್ತದೆ. ಎರಡು ಸಂದರ್ಭಗಳಲ್ಲೂ ಆಕಾಶ ಶುಭ್ರವಾಗಿರಬೇಕು. ಬುಧ ಗ್ರಹವನ್ನು ನೋಡಲು ಆಗಸ್ಟ್ ತಿಂಗಳು

ಪದಾರ್ಥ ಎನ್ನಬಹುದು. ಭೂಮಿಯ ಉಪಗ್ರಹ ಚಂದ್ರನ ಗಾತ್ರಕ್ಕಿಂತ ಸ್ವಲ್ಪ ಮಾತ್ರವೇ ದೊಡ್ಡದಾಗಿರುವ ಬುಧ ಗ್ರಹ ಸೂರ್ಯನಿಗೆ ಅತಿ ಸಮೀಪದಲ್ಲಿರುವ, ಅಂದರೆ ಸುಮಾರು 50 ಮಿಲಿಯನ್ ಕಿಲೋಮೀಟರ್ ದೂರ ಗ್ರಹವಾಗಿದೆ. ಸೂರ್ಯನಿಗೆ ಅತಿ ಸಮೀಪದಲ್ಲಿದ್ದರೂ ಅದು ಅತ್ಯಂತ ಬಿಸಿ ತಾಪದ ಗ್ರಹವಲ್ಲ. ಬದಲಿಗೆ ಶುಕ್ರ ಗ್ರಹವು ಅತಿ ಹೆಚ್ಚಿನ ತಾಪ ಉಳ್ಳದಾಗಿದೆ. ಬುಧ ಗ್ರಹಕ್ಕೆ ಯಾವುದೇ

0: ಕೇಸೂರಿನ ಸುತ್ತ ಒಮ್ಮೆ ಸುತ್ತಲೂ 88 ಭೂದಿನಗಳು ಸಾಕು. ಅಂದರೆ ಬುಧ ಗ್ರಹದಲ್ಲಿನ ಒಂದು ವರ್ಷದಲ್ಲಿನ 88 ದಿನಗಳಿಗೆ ಸಮ ಎಂದಾಯಿತು. ಆದರೆ ತನ್ನ ಸುತ್ತ ಭ್ರಮಿಸಲು ಅದು 59 ಭೂದಿನಗಳನ್ನು ತೆಗೆದುಕೊಳ್ಳುತ್ತದೆ. ಬುಧ ಗ್ರಹದ ಮೇಲ್ಮೈ ಉಷ್ಣತೆ ಬೆಳಗಿನ ವೇಳೆ ಅತಿ ಹೆಚ್ಚು, ಅಂದರೆ ಸುಮಾರು 430 ಡಿಗ್ರಿ ಸೆಲ್ಸಿಯಸ್. ಆದರೆ ರಾತ್ರಿಯಾದರೆ ಅದರ ಉಷ್ಣತೆ -180 ಡಿಗ್ರಿ ಸೆಲ್ಸಿಯಸ್ ಆಗಿರುತ್ತದೆ. ಈ ಅಗಾಧವಾದ ಬದಲಾವಣೆಗೆ ಕಾರಣ ಅದು ವಾತಾವರಣ ರಹಿತವಾಗಿರುವುದರಿಂದ ಅದು ಉಷ್ಣತೆಯನ್ನು ಹಿಡಿದಿಡಲು ಸಾಧ್ಯವಿಲ್ಲದಿರುವುದು. ನಮಗಾದರೂ ಸೂರ್ಯ ಪ್ರತಿದಿನವೂ ಹುಟ್ಟುತ್ತಾನೆ ಮುಳುಗುತ್ತಾನೆ, ಆದರೆ ಬುಧ ಗ್ರಹದಲ್ಲೂ ಅದರ ನಿಧಾನಗತಿಯ ಭ್ರಮಣ ಹಾಗೂ ವೇಗದ ಗತಿಯಲ್ಲಿ ಸೂರ್ಯನನ್ನು ಸುತ್ತುವುದರ ಪರಿಣಾಮದಿಂದಾಗಿ ಸೂರ್ಯ ಹುಟ್ಟಲು ಹಾಗೂ ಮುಳುಗಲು ಅದೆಷ್ಟು ದಿನಗಳು ಬೇಕು? ವಿಚಿತ್ರವೆಂದರೆ ಪ್ರತಿ 180 ದಿನಗಳಲ್ಲಿ ಒಮ್ಮೆ ಮಾತ್ರ ಸೂರ್ಯ ಬುಧ ಗ್ರಹದಲ್ಲಿ ಹುಟ್ಟುತ್ತಾನೆ. ಬುಧ ಗ್ರಹದ ಸುತ್ತ ಕಾಂತ ಕ್ಷೇತ್ರ ಕಂಡುಬರುವುದಿಲ್ಲ. ಹಾಗೆ ಎರಡನೆಯದಾಗಿ ಶುಕ್ರ ಗ್ರಹ. ಸೂರ್ಯನಿಂದ 108 ಮಿಲಿಯನ್ ಕಿಲೋಮೀಟರ್ ದೂರದಲ್ಲಿ ಎರಡನೆಯ ಗ್ರಹವಾಗಿ ಶುಕ್ರ ಗ್ರಹ ಆಗಸದಲ್ಲಿ ಕಾಣುವ ಅತ್ಯಂತ ಪ್ರಕಾಶಮಾನವಾದ ಕಾಯಗಳಲ್ಲಿ ಒಂದು. ಶುಕ್ರ ಗ್ರಹದ ವರ್ಷ 224.7 ಭೂದಿನಗಳು, ಅಂದರೆ ಸೂರ್ಯನ ಸುತ್ತ ಒಮ್ಮೆ ಸುತ್ತಿ ಬರಲು ಅದು ತೆಗೆದುಕೊಳ್ಳುವ ಸಮಯ 224.7 ದಿನಗಳು. ಆದರೆ ಇತರೆ ಗ್ರಹಗಳಲ್ಲದೆ ಅದು ತನ್ನ ಅಕ್ಷದ ಸುತ್ತ ಪ್ರದಕ್ಷಿಣಾಕಾರದಲ್ಲಿ ಈ ಭ್ರಮಣ ಚಲನೆಗೆ ಯೂರೇನಸ್ ಕೂಡ ಹೀಗೆ ತಿರುಗುತ್ತದೆ. ಇದು ತೆಗೆದುಕೊಳ್ಳುವ ಸಮಯ 243 ದಿನಗಳು, ಅಂದರೆ ಶುಕ್ರ ಗ್ರಹದ ವರ್ಷ ಅಲ್ಲಿನ ಒಂದು ದಿನಕ್ಕಿಂತ ಕಡಿಮೆ ಎಂದಾಯಿತು. ಅತಿ ನಿಧಾನವಾದ ಭ್ರಮಣದ ಕಾರಣ ಸೂರ್ಯೋದಯ ಮತ್ತು ಸೂರ್ಯಾಸ್ತ 117 ದಿನಗಳಿಗೊಮ್ಮೆ ಸಂಭವಿಸುತ್ತದೆ. ಅದರ ಪ್ರದಕ್ಷಿಣಾಕಾರದ ಭ್ರಮಣ ಚಲನೆಯಿಂದಾಗಿ ಶುಕ್ರ ಗ್ರಹದಲ್ಲಿ ಸೂರ್ಯೋದಯ ಪಶ್ಚಿಮ ಹಾಗೂ ಸೂರ್ಯಾಸ್ತ ಪೂರ್ವದಲ್ಲಿ ಸಂಭವಿಸುತ್ತದೆ. ಇದೇ ಕಾರಣದಿಂದಾಗಿ ಶುಕ್ರ ಗ್ರಹದ ಕಾಂತಗೋಳವು ಅತ್ಯಂತ ದುರ್ಬಲವಾದುದು. ಸೂರ್ಯನಿಗೆ ಅತಿ ಸಮೀಪದ ಗ್ರಹ ಬುಧ ಗ್ರಹವಾದರೂ ತದನಂತರದ ಗ್ರಹವಾದ ಶುಕ್ರ ಗ್ರಹ ಅತಿ ಹೆಚ್ಚು ತಾಪಮಾನವುಳ್ಳ ಗ್ರಹವೆನಿಸಿದೆ. ಕಾರಣ ಶುಕ್ರ ಗ್ರಹದ ದಟ್ಟವಾದ ವಾತಾವರಣ ಶಾಖವನ್ನು ಹಿಡಿದಿಡುವುದೇ ಆಗಿದೆ. ಭೂಮಿಯ ವಾತಾವರಣ ಒತ್ತಡದ 90 ಪಟ್ಟು ಹೆಚ್ಚು ಒತ್ತಡವುಳ್ಳ ಶುಕ್ರ ಗ್ರಹದ ವಾತಾವರಣ ಕಾರ್ಬನ್ ಡೈಆಕ್ಸೈಡ್ ಪೂರಿತವಾಗಿದ್ದು ಸತತವಾದ ಹಳದಿ ಛಾಯ ಸಲ್ಫ್ಯೂರಿಕ್ ಆಮ್ಲದ ಮೋಡಗಳಿಂದ ಆವೃತವಾಗಿದೆ. ಇದರಿಂದ ತೀವ್ರವಾದ ಹಸಿರುಮನೆ ಪರಿಣಾಮಕ್ಕೆ ಒಳಗಾಗಿ ಇದರ ಪರಿಣಾಮವಾಗಿ ಶುಕ್ರ ಗ್ರಹದ ಉಷ್ಣತೆ 475 ಡಿಗ್ರಿ ಸೆಲ್ಸಿಯಸ್ ಆಗಿದ್ದು ಈ ಉಷ್ಣತೆ ಸೀಸವನ್ನು ಕರಗಿಸಬಲ್ಲದು. ಅತಿ ಹೆಚ್ಚು ತಾಪಮಾನದ ಕಾರಣ ಅದರ ವಾತಾವರಣದ ನರಕ ಸದೃಶ್ಯವಾಗಿದ್ದು ಯಾವುದೇ ರೀತಿಯ ಜೀವದ ಅಸ್ತಿತ್ವ ಸಂಭವವಾಗಿದೆ. ಇದರಿಂದಾಗಿ ಈ ಗ್ರಹವನ್ನು ಹತ್ತಿರದಿಂದ ಅವಲೋಕಿಸುವುದು ಬಹಳ ಕ್ಲಿಷ್ಟಕರ. ಶುಕ್ರ ಗ್ರಹವನ್ನು ತಲುಪಿದ ಬಾಹ್ಯಾಕಾಶ ನೌಕೆಗಳು ಅಲ್ಲಿನ ತಾಪಮಾನಕ್ಕೆ ಕೆಲವೇ ಗಂಟೆಗಳಲ್ಲಿ ನಾಶವಾಗುತ್ತವೆ. ಕಂದು ಛಾಯೆಯುಳ್ಳ ಶುಕ್ರ ಗ್ರಹದ ಮೇಲೆ ಹಳ್ಳಗುಳ್ಳಗಳು, ಸಾವಿರಾರು ಜ್ವಾಲಾಮುಖಿಗಳು, ಅನೇಕ ಪರ್ವತಗಳು ಹಾಗೂ ವಿಶಾಲವಾದ ಲಾಲಾರಸದಿಂದ ಕೂಡಿದ ಬಯಲು ಪ್ರದೇಶಗಳಿಂದ ಆವೃತವಾಗಿದೆ. ನಮ್ಮ ಎವರೆಸ್ಟ್ ಪರ್ವತಕ್ಕೆ ಹೋಲಿಸಬಹುದಾದ ಮ್ಯಾಕ್ಸ್ವೆಲ್ ಮಾಂಟೇಸ್ ಪರ್ವತದ ಎತ್ತರ ಸುಮಾರು 20,000 ಅಡಿಗಳು. ಶುಕ್ರ ಗ್ರಹಕ್ಕೆ ಯಾವುದೇ ಉಪಗ್ರಹಗಳು ಇಲ್ಲವೇ ಅದರ ಸುತ್ತಲೂ ಉಂಗುರಗಳ ಅಸ್ತಿತ್ವವೂ ಇಲ್ಲ. ಸುಮಾರು ಭೂಮಿ ಗಾತ್ರದಷ್ಟೇ ಇರುವ ಶುಕ್ರ ಗ್ರಹಗಳು ಭೂಮಿಯ ಸಹೋದರಿ ಎಂದು ಹೇಳುತ್ತಾರೆ. ಆದರೆ ಅವುಗಳ ಗುಣಲಕ್ಷಣಗಳಲ್ಲಿ ಮಾತ್ರ ಅಜಗಜಾಂತರ ವ್ಯತ್ಯಾಸ ಉಂಟು. ಶುಕ್ರ ಗ್ರಹದ ಅಂತರಾಳವು ಸುಮಾರು 400 ಕಿಲೋಮೀಟರ್ ವ್ಯಾಪ್ತಿಯ ಕಬ್ಬಿಣದಿಂದ ಕೂಡಿದ್ದು ಹಾಗೂ ಅದರ ಸುಮಾರು 2,000 ಕಿಲೋಮೀಟರ್ಗೂ ಹೆಚ್ಚಿನ ಕವಚವು ಕರಗಿದ ಶಿಲೆಗಳಿಂದ ಆವೃತವಾಗಿದೆ. ಕೇಳುಗರೆ, ಕೇಳಿದ್ರಲ್ಲ ಇಷ್ಟೊತ್ತು ನಮ್ಮ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಗ್ರಹಗಳತ್ತ ಹರಿದ ಚಿತ್ತ ಎಂಬ ವಿಷಯದ ಬಗ್ಗೆ ಮಾಹಿತಿಯನ್ನ ಕೇಳ್ತಾ ಇದ್ರಿ. ಇಲ್ಲಿಗೆ ಇವತ್ತಿನ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮವನ್ನ ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ ಅಂತ ಹೇಳ್ತಾ ಅಲ್ಲಿಯವರೆಗೂ ಕೇಳ್ತಾ ಇರಿ ಚನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಚನಧ್ವನಿ. ನಮಸ್ಕಾರ.
1: ಇದುವರೆಗೂ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಗ್ರಹಗಳತ್ತ ಹರಿದ ಚಿತ್ತ ಎಂಬ ವಿಷಯದ ಕುರಿತು ಕುಮಾರ ಸ್ಫೂರ್ತಿಯವರು ನಡೆಸಿಕೊಟ್ಟ ಕಾರ್ಯಕ್ರಮವನ್ನು ಕೇಳಿದಿರಿ.

ಸ್ನೇಹಿತರೆ, ಅಜ್ಞಾನವೆಂಬ ಕತ್ತಲೆಯನ್ನು ಕಳೆದು ಬದುಕಿನಲ್ಲಿ ಸುಜ್ಞಾನವೆಂಬ ಜ್ಯೋತಿಯನ್ನು ಬೆಳಗಿಸಲು ಬನ್ನಿ ಕೇಳೋಣ ಕರುಣಾಳು ಬಾಬೆಳಕೆ, ಕರುಣಾಳು ಬಾಬೆಳಕೆ, ಕರುಣಾಳು ಬಾಬೆಳಕೆ, ಕರುಣಾಳು.

ಅದು ಮಹಾಭಾರತದ ಉಪಕಥೆ. ಉಪಕಥೆಗಳು ಸತ್ಯ ಆದದ್ದು ಅಂತ ಹೇಳಕ್ ಬರಲ್ಲ, ಕಾಲ್ಪನಿಕೂ ಇರಬಹುದು, ಎಷ್ಟೋ ಕಥೆಗಳು ಸೇರ್ಕೊಂಡ್ಬಿಟ್ಟಿದ್ದಾವೆ ಅಲ್ಲಿ. ಮಹಾಭಾರತದ ಯುದ್ಧ ಮುಗಿದಿದೆ, ಅರಮನೆಯಲ್ಲಿ ಕುಂತಿ ಮಕ್ಕಳು ಎಲ್ಲ ಕೂತಿದ್ದಾರೆ ಮಾತಾಡ್ತಾ. ಅರ್ಜುನ ತನ್ನ ಶೌರ್ಯ ಹೊಗಳ್ಕೊಂಡು ಹೇಳೋಕ್ ಶುರು ಮಾಡಿದ, ನನ್ನಿಂದ ಹೇಗೆ ವಿಜಯ ಪ್ರಾಪ್ತಿ ಆಯ್ತು ನೋಡು, ಅದಕ್ಕೆ ನನಗೊಂದು ವಿಜಯ ಅಂತ ಬಂದ್ಬಿಡ್ತು. ಭೀಮ ಕೇಳ್ದ, ಬರೇ ನೀನ್ ಶಕ್ತಿಯಿಂದ ಆಯ್ತೇನೋ ಅಥವಾ ಕೃಷ್ಣನ ಕೃಪೆಯಿಂದ ಆಯ್ತೋ ಅಂತ ಭೀಮ ಕೇಳ್ದ. ಅದಕ್ಕೆ ಅರ್ಜುನ ಏನ್ ಹೇಳ್ದ ಗೊತ್ತಾ, ಪಾಪ ಕೃಷ್ಣ ಏನ್ ಮಾಡ್ತಾನ್ರಿ, ಕುದುರೆ ಹಿಡಿಯೋದೇ ಕಷ್ಟ ಆಗಿತ್ತು ಅವನಿಗೆ ಅಂದ ಪಾರ್ಥ. ಇನ್ನೊಂದು ವಿಷಯ, ಈ ಕೃಷ್ಣ ಯಾವತ್ತಾದ್ರೂ ಒಳ್ಳೆಯವ್ರನ್ನ ಹಿಂಬಾಲಿಸಿದ್ದಾನೆಯೇ? ನಮಗೆ ವನವಾಸ ಕೊಟ್ಟ, ಕೌರವನ ರಾಜ್ಯ ಕೊಟ್ಟ, ಯಾವತ್ತೂ ಕೃಷ್ಣ ಕೌರವರ ಪಕ್ಷಪಾತಿನೇ ಅವನು ಅಂದ ಅರ್ಜುನ. ಹಿಂದೆ ಬಂದು ನಿಂತಿದ್ನಲ್ಲ ಕೃಷ್ಣ, ಮಾತು ಕೇಳ್ಕೊಂಡ, ಏನಪ್ಪ ಇದು ನನ್ನ ಮೇಲೆ ಅಪವಾದ ಕೊಡ್ತಾ ಇದೆಯಾ ಅಂದ. ಅಪವಾದ ಏನಿಲ್ಲ ಕೃಷ್ಣ, ನೀನು ಇರೋದೇ ಹಾಗಪ್ಪ, ನೇರವಾಗಿ ಹೇಳ್ಬಿಡ್ತೀನಿ, ಯಾಕಂದ್ರೆ ನೀನು ಯಾವತ್ತೂ ಶ್ರೀಮಂತರ ಪರವಾಗಿ ಇರೋದು, ಭಕ್ತರ ಪರವಾಗಿ ಸಾತ್ವಿಕರ ಪರವಾಗಿ ಇರೋಲ್ಲ ನೀನು. ಕೃಷ್ಣ ಪ್ರತಿ ಮಾತು ಆಡಲೇ ಇಲ್ಲ, ಕುಂತಿ ಹೇಳಿದ್ರು ಕೂಡ ಇವನ ಅಹಂಕಾರ ಕಮ್ಮಿ ಆಗಿರಲಿಲ್ಲ. ಸಂಜೆ ಕೃಷ್ಣ ಏನ್ ಮಾಡಿದ, ಅರ್ಜುನನ ಕರ್ಕೊಂಡು ಪಟ್ಟಣದ ಸಂಚಾರ ಮಾಡಿ ಬರೋಣ ಬಾ ಅಂತ ಕರೆದ. ಕೃಷ್ಣ ಅರ್ಜುನ ಇಬ್ರು ಹೊರಟು ಬಿಟ್ರೆ ಜಗತ್ತಲ್ಲಿ ಅವರನ್ನ ನೋಡುತ್ತದಲ್ಲ, ಅದಕ್ಕೆ ಬೇಡ, ವಾಸ್ತವತೆ ಗೊತ್ತಾಗಲ್ಲ, ವೇಷ ಬದಲಾಯಿಸ್ಕೊಂಡು ಹೋಗೋಣ. ಏನ್ ಮಾಡೋದು, ನಾ ಮಾಡ್ತೀನಿ ಬಿಡು ಅಂದ. ಕೃಷ್ಣಗೆಲ್ಲ ಅದು ಮಾಯಾ ಶಕ್ತಿ ಇತ್ತಲ್ಲ, ತನ್ನ ಶಕ್ತಿಯಿಂದ ಇಬ್ರು ಮುದುಕರಾಗ್ಬಿಟ್ರು, ಹಣ್ಣು ಹಣ್ಣು ಮುದುಕರಾಗ್ಬಿಟ್ರು. ಮುದುಕರು ಇಬ್ರು ಕೋಲ್ ಹಿಡ್ಕೊಂಡು ನಡ್ಕೊಂಡು ಹೊರಟ್ರು, ನಿಜವಾಗ್ಲೂ ಮುದುಕರಾಗ್ಬಿಟ್ರು, ನಡೆಯೋಕೆ ಶಕ್ತಿ ಇಲ್ಲ ಅವ್ರಿಗೆ, ಹಸಿವೆ ಆಗ್ಬಿಟ್ಟಿದೆ, ವಯಸ್ಸಾದ ಹಸಿವೆ ಆಗೋದು ಜಾಸ್ತಿ. ಒಬ್ಬ ಶ್ರೀಮಂತನ ಮನೆ ಮುಂದೆ ಹೋದ್ರು, ಸಾವಿರಾರು ಜನ ನೆರೆದು ಬಿಟ್ಟಿದ್ದೆ, ಊಟಕ್ಕೆ ಹಾಕ್ತಿದ್ದಾರೆ ಎಲ್ಲರಿಗೂ. ಏನು ಅಂದ್ರೆ, ಆ ಶ್ರೀಮಂತನಿಗೆ 60 ವರ್ಷಕ್ಕೆ ಪುತ್ರೋತ್ಸವ ಆಗಿದೆ, ಒಬ್ಬನೇ ಮಗ ಹುಟ್ಟಿದ್ದಾನೆ, ಭಾರಿ ಸಂಭ್ರಮ, ಊಟಕ್ಕೆ ಹಾಕ್ತಿದ್ದಾರೆ ಎಲ್ಲರಿಗೂ. ಈ ಮುದುಕರಿಗೋ ವಿಪರೀತ ಹಸು, ಹರಿದ ಬಟ್ಟೆಲ್ಲಿದ್ರಲ್ಲ ಇವ್ರು ನೋಡಿದ ತಕ್ಷಣ ಕಾವಲ್ದವರು ಅಕಡೋಗ್ರಿ ಅಕಡೋಗ್ರಿ ತಳ್ಳಿದ್ರು ಇವನ್ನ. ಮೇಳಿಗೆ ಬಂದು ಶ್ರೀಮಂತ ನೋಡ್ತಾ ಇದ್ದ. ಕೃಷ್ಣ ಹೇಳ್ದ, ಸ್ವಾಮಿ ಮಗ ಹುಟ್ಟಿದ್ದಾನೆ, ನಾವು ಹಿರಿಯರು ವಯಸ್ಸಾದವರು ಬಂದಿದ್ದೇವೆ, ಹಸಿವೆ ಆಗಿದೆ, ಊಟ ಕೊಡ್ತೀರಾ ಅಂತ ಕೇಳ್ದ. ಉನ್ಮತ್ತನಾದಂಥ ಶ್ರೀಮಂತ ಸಿಪಾಯಿಗಳು ಹೇಳ್ದ, ತಳ್ಳ್ರ ಹೊರಗೆ ಅವ್ರನ್ನ, ಭಿಕ್ಷದವರೆಲ್ಲ ಬರ್ತಾರೆ, ಭಿಕ್ಷದವ್ರು ಹೊರಗೆ, ಆಮೇಲೆ ಎಲೆ ಒಗಿತೀವಿ ಅವ್ರು ಹೊರಗಡೆ ಅಲ್ಲಿ ತಿನ್ಕೊಳ್ಳಿ, ಒಳಗಡೆ ಊಟ ನಿಮಗಲ್ಲ ಅಂತ ತಳ್ಳಿಬಿಟ್ರು. ಜೋರಾಗಿ ತಳ್ಳಿದಾಗ ಇಬ್ಬರಿಗೂ ಬಿದ್ದು ಮೈ ಕೈ ತರಚಿ ಗಾಯ ಆಗಿ ರಕ್ತ ಬಂತು. ಕೃಷ್ಣ ಎದ್ದು ನಿಂತು ಸಾವರಿಸ್ಕೊಂಡು ಹೇಳ್ದ, ಸ್ವಾಮಿ ನಿಮಗೆ ಈ ಭಾಗ್ಯ 3 ಜನ್ಮಕ್ಕೂ ಇರಲಿ ಅಂತ ಆಶೀರ್ವಾದ ಮಾಡಿದ. ಅರ್ಜುನ ಅಂದ, ನೋಡು ಅವನು ತಳಿಸಿದಾನೆ, ಅವನಿಗೆ ಭಾಗ್ಯ ಇರಲಿ ಅಂತ ಹೇಳ್ತಾನೆ ಇವನು. ಮುಂತೆ ಬತ್ತಿ ನಡೆದ್ರು, ಈ ನಿಜವಾಗ್ಲೂ ಹಸುವಿನ ಕಂಗಾಲಾಗಿದ್ದಾರೆ ಇಬ್ರು. ಊರ್ ಹೊರಗೆ ಒಂದು ಹೊಲದ ಹತ್ರ ಬಂದ್ರು, ಅಲ್ಲೊಂದು ಗುಡಿಸ್ಲಿತ್ತು, ಒಳಗು ರೈತ ಕೂತಿದ್ದಾನೆ, ಹೆಂಡತಿ ಮಗ ಇದ್ದಾರೆ, ಒಂದು ಬರಡು ಆಕಳು ನಿಂತಿದೆ ಮುಂದೆ. ಇವ್ರು ಹೋಗಿ ರೈತನ ಕೇಳಿದ್ರು, ಅಯ್ಯ ತುಂಬಾ ಹಸಿವೆ ಆಗಿದೆಯಪ್ಪ, ನಮ್ಗೊಂದು ಸ್ವಲ್ಪ ಏನಾದ್ರೂ ಅನ್ನ ಕೊಡ್ತೀಯಾ ಅಂತ ಕೇಳಿದ್ರು. ಆ ರೈತ

ಹೇಳ್ದ, ಸ್ವಾಮಿ ನಾನು ಧಾನ್ಯದ ಕಾಳು ನೋಡ್ಲಾರ್ದೆ 3 ದಿವಸ ಆಯ್ತು. ಈ ನನ್ನ ಮಗನಿಗೆ ಪುಟ್ಟ ಹುಡುಗ ಬರೀ ನೀರು ಕುಡಿಸಿ ಬದುಕಿಸ್ಕೊಂಡಿನಿ. ಅಲ್ಲಪ್ಪ ಆಕಳಿದೆಯಲ್ಲ ಹಾಲು ಹಿಂಡ್ಕೊಂಡು ಕೊಡು. ಇಲ್ಲ ಸ್ವಾಮಿ ಅದೇನು ಹಿಂಡಿತ್ತು, ಬರಡಾಗಿ 2 ವರ್ಷ ಆಯ್ತು ಅದು ಹಿಂಡೋದಿಲ್ಲ ಅದು ಅಂತ. ಕೃಷ್ಣ ಅಂದ, ನಾನು ನೋಡ್ಲಾ ಹಾಗಾದ್ರೆ ಅಂದ. ನೋಡಪ್ಪ ಮಾರಾಯ ನೋಡ್ತಿದ್ರೆ ನೋಡು ಏನ್ ಮಾಡ್ತೇ ನೋಡು. ಕೃಷ್ಣ ಆಕಳ ಬೆನ್ ಮೇಲೆ ತಟ್ಟಿ ಕೈಲೊಂದು ತಂಬಿಗೆ ಹಿಡ್ಕೊಂಡು ಕೆಚ್ಚಲ ಕೈ ಹಾಕಿ ಹಿಂಡಿದ. ಕೃಷ್ಣನ ಸ್ಪರ್ಶ ಬಂದ್ಮೇಲೆ ಬರಡು ಕೂಡ ಬರಡಾಗಿರ್ತದ. ಅದು ಕಾಮಧೇನು ಆಯ್ತು, ತಂಬಿಗೆ ತುಂಬಾ ಹಾಲು ಕೊಡ್ತು. ರೈತರಿಗೆ ಆಶ್ಚರ್ಯ, 2 ವರ್ಷ ಬರಡಾದಂತ ಹಸು ಒಂದು ತಂಬಿಗೆ ಹಾಲು ಕೊಡ್ತಲ್ಲ ಅಂತ. ಇವನೇನ್ ಮಾಡಿದೆ ಗೊತ್ತಾ, ಕೃಷ್ಣ ಕಟ್ಟೆ ಮೇಲೆ ಕೂತ್ಕೊಂಡ, ತಂಬಿಗೆ ಎತ್ತಿ ಗಟ ಗಟ ಗಟ ಗಟ ಇಡೀ ತಂಬಿಗೆ ಹಾಲು ಕುಡಿದ್ಬಿಟ್ಟ. ಅರ್ಜುನಿಗೆ ಒಂದು ಹನಿ ಉಳಿಸ್ಲಿಲ್ಲ, ಪಾಪ ರೈತರಿಗೆ ಮಕ್ಕಳಿಗೆ ಏನು ಉಳಿಸ್ಲೇ ಇಲ್ಲ. ಆಯ್ತು ಹೋಗೋ ನಡೀಪ ಇಲ್ಲಿಂದ ಅಂದ ಕೃಷ್ಣ. ಇಬ್ರು ಮುದುಕರು ಹೊರಗೆ ಬಂದ್ರು. ಅರ್ಜುನ ಶೆಟ್ಟಿ ಅಂತ ಹೇಳಿದ, ಇದಕ್ಕೆ ನಾನು ನಿನ್ನ ಬಯ್ಯೋದು, ಆ ಶ್ರೀಮಂತ ನಿನ್ನ ಮೇಲೆ ನಿಂತ್ಕೊಂಡೆ ಗರ್ವದನ್ನು ತಳ್ಳಿದ್ನಲ್ಲ, ತಳ್ಳಿ ಕೆಡವಿದ್ನಲ್ಲ, ನಿನ್ನ ಕೈಗೆಲ್ಲ ಗಾಯ ಆಯ್ತಲ್ಲ, ಅವನಿಗೆ ವರ ಕೊಟ್ಟೆ ನೀನು, ಈ ಹಾಲು ಕೊಟ್ಟಂತ ರೈತನಿಗೆ ವರ ಇಲ್ಲ ಅಲ್ಲ. ಅಯ್ಯೋ ಹೌದಲ್ಲೋ, ಮರ್ತೇ ಬಿಟ್ಟಿದ್ದೆ ನಾನು, ಹೋಗೋಣ ಬಾ. ರೈತನಿಗೆ ಹೇಳ್ದಂತೆ, ನೋಡಪ್ಪ ನೀನು ನಿನ್ನ ಸಂಸಾರ ಆಕಳು ಸಹಿತ ಎಲ್ಲರೂ ಸತ್ತು ಹೋಗಿ, ನೀವು ಸಾಕಾಗಿದೆ ನಿಮಗೆ ಅಂತ. ಅರ್ಜುನ ಇದೇನು ವರ ಇದು, ಅವನಿಗೆ ಸೌಭಾಗ್ಯ ಸಿಗಲಿ ಅಂದಿ, ಇವನಿಗೆ ಸತ್ತು ಹೋಗುವಂತೀಯ ಅಂತ. ಇರಪ್ಪ ಸಾಬ್ ನೀರು ನೋಡ್ತಿರು ಅಂಥೇಳಿ ಮರದ ಹತ್ರ ನಿಂತ್ಕೊಂಡ್ರಂತೆ. ಸ್ವಲ್ಪ ಹೊತ್ತಿಗೆ ಸ್ವರ್ಗದಿಂದ ವಿಮಾನ ಬಂದು ಇವರೆಲ್ಲರನ್ನೂ ಆಕಾಶದಲ್ಲಿ ಕರ್ಕೊಂಡು ಹೋಗಿ ಸ್ವರ್ಗಕ್ಕೆ ಹೋಯ್ತಂತೆ. ದಾರಿಲಿ ಹೋಗ್ಬೇಕಾದ್ರೆ ಇವನು ಅರ್ಜುನ ಕೇಳ್ದ, ಎಲ್ಲೆಲ್ಲಿ ಹೋದ್ರು ಅವರು ಅಂತ. ಸ್ವರ್ಗಕ್ಕೆ ಹೋದ್ರು ಅಂತ. ಹೌದಾ, ಯಾಕೆ ಅಲ್ಲಪ್ಪ, ನನ್ನನ್ನು ಮುಟ್ಟಿ ಆದರ್ಶಿ ಹಾಲು ಕುಡಿಯೋಕೆ ಕೊಟ್ಟವ್ರು ಭೂಮಿ ಇರೋಕೆ ಸಾಧ್ಯ ಇದೆಯಾ, ಇವತ್ತೇ ಮೋಕ್ಷ ಆಯ್ತು ಅವ್ರಿಗೆ ಹೋದ್ರು ಅಂತ ಹೇಳಿದಂತೆ. ಹಾಗಾದ್ರೆ ಶ್ರೀಮಂತ ಯಾಕೆ ಅಂತ ವರ ಕೊಟ್ಟೆ ಅಂತ ಕೃಷ್ಣ ಹೇಳ್ದ. ಹುಚ್ಚ, ಇವತ್ತಿನ ಶ್ರೀಮಂತಿಕೆ ಅವನು ಬಂದದ್ದು ಹಿಂದಿನ ಜನ್ಮದಲ್ಲಿ ಮಾಡಿದ ಪುಣ್ಯದಿಂದ ಬಂದದ್ದು. ನಾ ಏನು ವರ ಕೊಟ್ಟೆ ಗೊತ್ತಾ, ನನ್ನನ್ನು ತಳ್ಳಿದಾಗ ನನಗಾದ ಅಪಮಾನ ಗಾಯ ದೀನತೆ ಅವನಿಗೆ 3 ಜನ್ಮ ಆಗುವಂಗೆ ಹೇಳಿದ್ದೀನಿ, ಈ ಸೌಭಾಗ್ಯ ನಿನಗೆ 3 ಜನ್ಮ ಬರಲಿ ಅಂತ ಹೇಳಿದ್ದೀನಿ. ಅವನು ಶಾಪ ಅದು, ವರ ಅಲ್ಲ, ಭಗವಂತನ ರೀಚಿನೇ ವಿಚಿತ್ರ. ಅವನು ಇಚ್ಛೆ ಪಡೋದೇ ಒಂದು, ನಾವು ಅರ್ಥ ಮಾಡ್ಕೊಳ್ಳೋದೊಂದು. ನಾವು ಅರ್ಥೈಸಿಕೊಂಡು ಸಂಕಟ ಪಡ್ತೇವೆ, ಬಹಳ ಅರ್ಥ ಪಡ್ಕೊಳಕ್ಕೆ ಹೋಗಬೇಡಿ. ನಮ್ಮ ಕರ್ಮಗಳಂತೆ ನಮ್ಮ ಫಲ. ನಾನು ಒಳ್ಳೆಯ ಕರ್ಮ ಮಾಡಿದರೆ ಒಳ್ಳೆಯ ಫಲ ಸಿಗ್ತದೆ, ತಪ್ಪು ಕರ್ಮ ಮಾಡಿದರೆ ಕೆಟ್ಟ ಫಲನೇ ಸಿಗಬೇಕು. ಒಳ್ಳೆ ಫಲ ಸಿಗೋದು ಹೇಗೆ ಸಾಧ್ಯ? ಅದಕ್ಕೆ ಕೃಷ್ಣ ಅರ್ಜುನರಿಗೆ ಉಪಕಥೆಯಲ್ಲಿ ಬರೋದು ಮುಖ್ಯ ಮಾತು ಇದ್ದೇನೆ. ಭಗವಂತ ಆಶೀರ್ವಾದ ಮಾಡ್ತಾನೋ ಇಲ್ವೋ, ನಮ್ಮ ಪಾಡಿಗೆ ನಾವು ಒಳ್ಳೆ ಕೆಲಸ ಮಾಡ್ತಾ ಹೋಗೋಣ, ಅವನ ಕೃಪೆ ಇದ್ದೇ ಇರುತ್ತೆ. ಕೆಟ್ಟ ಕೆಲಸ ಮಾಡಿದಾಗ ನಮ್ಗೆ ಗೊತ್ತಿಲ್ಲದ ಹಾಗೆ ಶಿಕ್ಷೆಯನ್ನು ಹಿಂದೆ ಬರ್ತದೆ ಅನ್ನೋದು ಗೊತ್ತಿರಬೇಕು.

0: ಇದುವರೆಗೂ ಡಾಕ್ಟರ್ ಗುರುರಾಜ ಕರ್ಜಗಿರವರು ಪ್ರಸ್ತುತಪಡಿಸಿದ ಕರುನಾಳು ಬಳಕೆ ಕಾರ್ಯಕ್ರಮವನ್ನ ಕೇಳಿದಿರಿ.
1: ಧೂಮಪಾನ ಮಾಡುವವರಿಗೆ ಧೂಮಪಾನದಿಂದ ಬರುವ ಕೆಮ್ಮಿನ ಬಗ್ಗೆ ತಿಳಿದಿರುತ್ತದೆ. ನಿಮ್ಮ ದೇಹದಲ್ಲಿ ಏನೋ ತೊಂದರೆ ಇದೆ ಎಂದು ಅದು ತಿಳಿಸುತ್ತದೆ. ಆದರೆ ಎರಡು ವಾರಕ್ಕಿಂತ ಹೆಚ್ಚು ಕೆಮ್ಮಿದ್ದರೆ ಅದು ಗಂಭೀರ ಸಂಕೇತವಾಗಿರಬಹುದು. ಅದರಿಂದ ಕ್ಷಯ ಬರಬಹುದು. ನೀವು ಬಿಡುವ ಹೊಗೆಯಿಂದ ನಿಮ್ಮ ಹತ್ತಿರದವರಿಗೆ ಈ ರೀತಿ ಆಪತ್ತು ಬರಬಹುದು. ಪ್ರತಿಯೊಂದು ಬೀಡಿ ಸಿಗರೇಟ್ನಿಂದ ನಿಮಗೂ ನಿಮ್ಮ ಹತ್ತಿರದವರಿಗೂ ಅಸ್ತಮಾ, ಎಂಫಿಸಿಮಾ, ಶ್ವಾಸಕೋಶದಲ್ಲಿ ಕ್ಯಾನ್ಸರ್, ಹೃದಯ ಸಂಬಂಧಿ ಕಾಯಿಲೆ ಬರಬಹುದು.
2: ಭಾರತ ಸರ್ಕಾರ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ, ಸಾರ್ವಜನಿಕ ಹಿತಾಸಕ್ತಿ ನೀಡಲಾಗಿದೆ.
3: ಮನುಷ್ಯ ಸಂಬಂಧಗಳನ್ನು ಬೆಳಕಿಗೆ ತರಲು ಹವಣಿಸಿದ ವಚನ ಸಾಹಿತ್ಯ.
4: ವಚನ ಮತ್ತು ವಚನಕಾರರ ವೈಚಾರಿಕ ಚಿಂತನೆಗಳು ಎಂದೆಂದಿಗೂ ಸಮಕಾಲೀನವಾಗಿ ನೆಲೆ ನಿಲ್ಲುತ್ತವೆ.
3: ಇವು ಧಾರ್ಮಿಕ ಚಳುವಳಿಗಳ ಒಂದು ಉಪ ಉತ್ಪನ್ನವಾಗಿ ರಚನೆಯಾಗಿವೆ.
4: ಇಂತಹ ವಚನಗಳ ಬಗ್ಗೆ ತಿಳಿಸುವ ಕಾರ್ಯಕ್ರಮವನ್ನು ಆಲಿಸುವುದರ ಜೊತೆಗೆ ಆಚರಿಸಿ ಅಳವಡಿಸಿಕೊಳ್ಳುವ ಕಾರ್ಯಕ್ರಮವೇ ವಚನ ವೈಭವ.
3: ಈ ಕಾರ್ಯಕ್ರಮದ ಪ್ರಸ್ತುತಿ ರಮಣಶ್ರೀ ಉತ್ತೇಜನ ಪ್ರಶಸ್ತಿ ಪುರಸ್ಕೃತರು ಹಾಗೂ ಶೃಂಗೇರಿ ಶಂಕರ ಮಠದ ಸಮಾಜಶ್ರೀ ಪ್ರಶಸ್ತಿ ಪುರಸ್ಕೃತರಾದ ನಂಜನಗೂಡಿನ ಯೋಗ ಮಹಾಮನೆಯ ಪ್ರಧಾನ ಶಿಕ್ಷಕರು ಹಾಗೂ ಸಾವಿರಾರು ವಚನಗಳು ಕಂಠಸ್ಥಗೊಂಡಿರುವ ಶ್ರೀಯುತ ಪ್ರಕಾಶ್ ಜಿ ಉಡಿಗಾಲರವರು.
4: ತಪ್ಪದೇ ಕೇಳಿ ಪ್ರತಿ ಭಾನುವಾರ ಬೆಳಿಗ್ಗೆ 7:45 ಹಾಗೂ ಮರುಪ್ರಸಾರ ಪ್ರತಿ ಮಂಗಳವಾರ ಸಂಜೆ 6:00.
3: ಮರೆಯದೇ ಕೇಳಿ ನಿಮ್ಮ ನೆಚ್ಚಿನ ಜನಧ್ವನಿ ಬಾನುಲಿ ಕೇಂದ್ರದಲ್ಲಿ.

0: ಹಾಡು ಹಸೆ, ನಮ್ಮೂರ ಮಣ್ಣಿನ ಪರಿಮಳದ ನಮ್ಮವರೇ ಹಾಡಿರುವ ಕಾರ್ಯಕ್ರಮ ಹಾಡು ಹಸೆ.
1: ಇನ್ನು ಮುಂದೆ ಕೇಳಿ ಬರೋಣ ಹಾಡು ಹಸೆ ಕಾರ್ಯಕ್ರಮದಲ್ಲಿ ಸರಗೂರಿನ ಸವಿತಾರವರು ಹಾಡಿರುವ ಹಾಡುಗಳನ್ನು.

0: ಹಾಡು ಹಸೆ, ನಮ್ಮೂರ ಮಣ್ಣಿನ ಪರಿಮಳದ ನಮ್ಮವರೇ ಹಾಡಿರುವ ಕಾರ್ಯಕ್ರಮ ಹಾಡು ಹಸೆ.
1: ಪೂಜಾ

0: ಇದುವರೆಗೂ ಹಾಡುವಸೆ ಕಾರ್ಯಕ್ರಮದಲ್ಲಿ ಸರಗೂರಿನ ಸವಿತಾರವರು ಹಾಡಿರುವ ಹಾಡುಗಳನ್ನು ಕೇಳಿದಿರಿ.
1: ನಮಸ್ಕಾರ ಶ್ರೋತೃಗಳೇ, ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿಯಿಂದ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ ಕೇಳುಗರೇ, ನಿಮ್ಮ ನೆಚ್ಚಿನ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ನಿರೂಪಕಿ ಪ್ರೀತಿ. ಇಂದಿನ ವಿಶೇಷ ಕಾರ್ಯಕ್ರಮ ಆನ್ಲೈನ್ ಶಾಪಿಂಗ್ ಜಾಗ.

0: ಆಕೃತಿ. ಇಂದು ಬಹುತೇಕ ಜನರು ಮೊಬೈಲ್ ಮೂಲಕ ವಸ್ತುಗಳನ್ನು ಖರೀದಿಸುತ್ತಿದ್ದಾರೆ. ಬಟ್ಟೆಗಳಿಂದ ಹಿಡಿದು ಗೃಹೋಪಯೋಗಿ ವಸ್ತುಗಳವರೆಗೆ ಎಲ್ಲವೂ ಆನ್ಲೈನ್ನಲ್ಲಿ ಲಭ್ಯ. ಆದರೆ ಸೌಲಭ್ಯ ಇದ್ದಂತೆ ಕೆಲ ಅಪಾಯಗಳು ಇವೆ. ಹಾಗಾದರೆ ಸುರಕ್ಷಿತವಾಗಿ ಆನ್ಲೈನ್ ಶಾಪಿಂಗ್ ಹೇಗೆ ಮಾಡಬೇಕು? ಇಂದಿನ ಕಾರ್ಯಕ್ರಮದಲ್ಲಿ ತಿಳಿದುಕೊಳ್ಳೋಣ.
1: ಆನ್ಲೈನ್ ಶಾಪಿಂಗ್ನ ಲಾಭಗಳು. ಆನ್ಲೈನ್ ಖರೀದಿ ಮಾಡುವುದರಿಂದ ಸಮಯ ಉಳಿಯುತ್ತದೆ, ಹೆಚ್ಚಿನ ಆಯ್ಕೆಗಳು ಸಿಗುತ್ತವೆ, ಬೆಲೆ ಹೋಲಿಕೆ ಮಾಡಬಹುದು, ಮನೆಯ ಬಾಗಿಲಿಗೆ ವಿತರಣೆ ಸಿಗಬಹುದು. ಆದರೆ ಈ ಎಲ್ಲ ಸೌಲಭ್ಯ ಬಳಸುವಾಗ ಜಾಗ್ರತೆ ಅಗತ್ಯ.
0: ಇಂದು ಕೆಲವರು ನಕಲಿ ವೆಬ್ಸೈಟ್ಗಳು ಮತ್ತು ಆಫರ್ಗಳ ಮೂಲಕ ಜನರನ್ನು ಮೋಸ ಮಾಡುತ್ತಿದ್ದಾರೆ. ತುಂಬಾ ಕಡಿಮೆ ಬೆಲೆಯ ಆಫರ್ಗಳು, ನಕಲಿ ವೆಬ್ಸೈಟ್ ಲಿಂಕ್ಗಳು, ಓಟಿಪಿ ಕೇಳುವ ಕರೆಗಳು, ಮುಂಗಡ ಹಣ ಕೇಳುವ ಮಾರಾಟಗಾರರು. ಒಂದು ವಿಷಯ ನೆನಪಿಡಿ, ಯಾವುದೇ ಕಂಪನಿ ಓಟಿಪಿ ಅಥವಾ ಬ್ಯಾಂಕ್ ವಿವರಗಳನ್ನು ಕೇಳುವುದಿಲ್ಲ.
1: ಹಾಗಾದರೆ ಸುರಕ್ಷಿತ ಆನ್ಲೈನ್ ಶಾಪಿಂಗ್ನ ಸಲಹೆಗಳನ್ನು ನೋಡುವುದಾದರೆ ವಿಶ್ವಾಸಾರ್ಹ ವೆಬ್ಸೈಟ್ಗಳಿಂದ ಮಾತ್ರ ಖರೀದಿ ಮಾಡಬಹುದು. ವೆಬ್ಸೈಟ್ ವಿಳಾಸದಲ್ಲಿ HTTPS ಇದೆಯೇ ನೋಡಿ. ಕ್ಯಾಶ್ ಆನ್ ಡೆಲಿವರಿ ಆಯ್ಕೆ ಸಾಧ್ಯವಾದರೆ ಬಳಸತೊಡಗಿರಿ. ರಿವ್ಯೂ ಮತ್ತು ರೇಟಿಂಗ್ಗಳನ್ನು ಪರಿಶೀಲಿಸಿ ಅಪರಿಚಿತ ಲಿಂಕ್ಗಳನ್ನು ಕ್ಲಿಕ್ ಮಾಡಬೇಡಿ.
2: ನಾನು ಆನ್ಲೈನಲ್ಲಿ ತುಂಬ ಕಡಿಮೆ ಬೆಲೆಗೆ ಮೊಬೈಲ್ ಒಂದನ್ನು ಆರ್ಡರ್ ಮಾಡಿದ್ದೇನೆ.
3: ಹೌದಾ? ಯಾವ ವೆಬ್ಸೈಟ್ನಿಂದ?
2: ಒಂದು ಹೊಸ ವೆಬ್ಸೈಟ್ನಿಂದ. ಹಣ ಮುಂಚಿತವಾಗಿ ಕಳಿಸ್ಬಿಟ್ಟಿದ್ದೀನಿ.
3: ರಿವ್ಯೂ ನೋಡಿದೀಯಾ?
2: ಇಲ್ಲ.
3: ಅಯ್ಯೋ, ಮುಖ್ಯವಾಗಿ ಮೊದಲು ಅದನ್ನ ನೋಡ್ಬೇಕು ತಾನೇ.
0: ಇದನ್ನೇ ಮೋಸ ಎಂದು ಕರೆಯುತ್ತಾರೆ ಶೋತೃಗಳೇ. ಖರೀದಿಸುವ ಮೊದಲು ಪರಿಶೀಲನೆ ಅತಿ ಮುಖ್ಯ.
1: ಸರ್ಕಾರದ ಸಲಹೆಗಳು. ಬಿಲ್ ಅಥವಾ ರಶೀದಿ ಉಳಿಸಿಕೊಳ್ಳಿ. ಮೋಸವಾದರೆ ತಕ್ಷಣ ಗ್ರಾಹಕ ಸಹಾಯವಾಣಿ ಸಂಪರ್ಕಿಸಿ ಸೈಬರ್ ಕ್ರೈಂ ಪೋರ್ಟಲ್ನಲ್ಲಿ ದೂರು ನೀಡಬಹುದು. ಸೈಬರ್ ಕ್ರೈಂ ಸಹಾಯವಾಣಿ 1930. ಮತ್ತೊಮ್ಮೆ ಸೈಬರ್ ಕ್ರೈಂ ಸಹಾಯವಾಣಿ 1930.
0: ಸಮಾಪನ ಸಂದೇಶ: ಆನ್ಲೈನ್ ಶಾಪಿಂಗ್ ಒಳ್ಳೆಯದು, ಆದರೆ ಜಾಗೃತಿ ಇದ್ದರೆ ಮಾತ್ರ ಸುರಕ್ಷತೆ.
1: ಜಾಗೃತ ಗ್ರಾಹಕನೇ ಸುರಕ್ಷಿತ ಗ್ರಾಹಕ. ಕೇಳುಗ್ರೆ, ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ ವತಿಯಿಂದ ಆನ್ಲೈನ್ ಶಾಪಿಂಗ್ ಜಾಗೃತಿ ಕಾರ್ಯಕ್ರಮ. ನಾನು ನಿಮ್ಮ ಬಾನುಲಿ ಗೆಳತಿ ಸ್ಫೂರ್ತಿ ಸರಗೋಡು. ಮತ್ತೆ ಭೇಟಿಯಾಗೋಣ ಮತ್ತೊಂದು ಉಪಯುಕ್ತ ಕಾರ್ಯಕ್ರಮದಲ್ಲಿ. ಅಲ್ಲಿಯವರೆಗೂ ಕೇಳ್ತಾ ಇರಿ. ನಮಸ್ಕಾರ, ಧನ್ಯವಾದಗಳು.
4: ಈ ಕಾರ್ಯಕ್ರಮವು ಭಾರತ ಸರ್ಕಾರ ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಮಾಹಿತಿ ಭದ್ರತಾ ಶಿಕ್ಷಣ ಜಾಗೃತಿ ಕಾರ್ಯಕ್ರಮದ ಅಡಿಯಲ್ಲಿ ಪ್ರಸಾರ ಮಾಡಲಾಗುತ್ತದೆ.
5: ಏನೇ ಆಳದ ಕೆಮ್ಮು ನಿಲ್ತಾನೆ ಇಲ್ವಲ್ಲಪ್ಪ?
6: ಯಾಕೆ ಸಿದ್ದಣ್ಣ ಇಷ್ಟೊಂದು ಕೆಮ್ತಿದ್ದೀರಾ? ಡಾಕ್ಟರ್ ತೋರಿಸತ್ತಾನೆ
7: ಬಪ್ಪ ಕುಮಾರ. ಅವನಿಗೆ ಎಷ್ಟು ಹೇಳಿದ್ರು ಅಷ್ಟೇನೆ, ಬುಕ್ ಬುಕ್ನ ಕೆಮ್ತಾನ, ಬುಗ ಬುಕ್ನ ಒಗ ಬಿಡ್ತಾನೆ ಇರ್ತಾನ.
6: ಏ ಸಿದ್ದಣ್ಣ, ಈ ಬೀಡಿ ಸಿಗರೇಟ್ ಸೇದೋದಿಂದನೇ ನಿನಗೆ ಕೆಮ್ ಬಂದಿರೋದು.
7: ಬಾ ಕುಮಾರ, ಇವನಿಗೆ ಎಷ್ಟು ಹೇಳಿದ್ರು ಅಷ್ಟೇನೆ, ಈ ಕಿವಿಲ್ ಕೇಳಿ ಆ ಕಿವಿಲ್ ಬಿಡ್ತಾನ, ತಪ್ಪದೆ ಎರಡು ಕಟ್ ಬೀಡಿ ಸೇತಾನೆ ಇರ್ತಾನೆ.
6: ಏನ್ ಸಿದ್ದಣ್ಣ, ಜಿನಿಕ್ಕಿ ಎರಡು ಕಟ್ ಬೀಡಿ ಬೇಕಾ ನಿಂಗೆ?
7: ಬರೀ ಎರಡು ಕಟ್ ಬೀಡಿ ಅಲ್ಲ ಕುಮಾರ, ಕಾಸು ಹೆಚ್ಚಾಗಿದ್ರೆ ಸಿಗರೇಟು, ಪಾನ್ ಪರಾಗು ಇವೆಲ್ಲನ ತಿಂತಾ ಇರ್ತಾನೆ. ಯಾಕೋ
5: ಓ ಕುಮಾರ, ರಾಮು ನಾನು ಇದನ್ನೆಲ್ಲ ಬಿಡ್ಬೇಕು ಅಂತ ಎಷ್ಟೋ ಪ್ರಯತ್ನ ಪಡ್ತೇವನಿ ಕಣ್ರು, ಅದನ್ನ ಬಿಡಾಕೆ ಆಯ್ತೇ ಇಲ್ಲ. ಏನ್ ಮಾಡ್ಬೇಕು
6: ಸಿದ್ದಣ್ಣ? ನೀ ಹಿಂಗೆ ಬೀಡಿ ಸಿಗರೇಟ್ ಸೇತಾ ಇರು, ನಿನಗೆ ಬರ್ಬಾರ ರೋಗ ಎಲ್ಲ ಬಂದ್ಬಿಡ್ತದೆ.
5: ಆ ರೋಗ ಬಂದದ್ದು? ಯಾವ್ಯಾವ ರೋಗ ಬಂದವು ಕುಮಾರ?
6: ಸಿದ್ದಣ್ಣ, ನೀ ಸೇಯೋ ಬೀಡಿ ಸಿಗರೇಟ್ ಅಲ್ಲಿ ನಿಕೋಟಿನ್ ಅನ್ನೋ ಅಂಶ ಇರುತ್ತೆ, ಅದೇನಾದ್ರೂ ನಿನ್ ದೇಹಕ್ಕೆ ಹೋಯ್ತೋ ಕ್ಯಾನ್ಸರ್, TB, ಶ್ವಾಸಕೋಶ ಕ್ಯಾನ್ಸರ್ ಇದೆಲ್ಲ ಬಂದ್ಬಿಡ್ತದೆ ನಿಂಗೆ.
5: ಅಯ್ಯೋಯ್ಯೋ, ಏನ್ ಹೇಳ್ತಿದ್ದೆ ಕುಮಾರ ನೀನು, ಇವೆಲ್ಲ ಬಂದವ?
7: ಊಸಿದ್ದ ನನ್ನ ಅಷ್ಟು ದಿನಗಳಿಂದ ನಿನ್ಗೆ ಏನ್ ಹೇಳ್ತಿದ್ದೆ ಹೇಳು, ಬೀಡಿ ಸಿಗರೇಟ್ ಸೇಯಬೇಡ ಅಂತ ಹೇಳ್ತಿದ್ದೆ ತಾನೆ.
5: ಇದೇನಪ್ಪ ಇದು, ಬೀದಿ ಲೋಗ ಮಾರೆ ಮನೆ ಕೊಡ್ಕೊಂಡಾಗ ನನ್ ದುಡ್ಡು ಕೊಟ್ಬಿಡು ನಾನೇ ರೋಗ ಕೊಂಡ್ಕೊಂಡಾಗ ಇವತ್ತಲ್ಲ? ನೋಡು ಕುಮಾರ, ಇವತ್ತೇ ಸಪ್ತಾಹ ಮಾಡ್ಬಿಡ್ತೀನಿ ನಾನು, ನಾನು ಈ ಬೀಡಿ ಸಿಗರೇಟು, ಪಾನ್ ಪರಕು, ಗುಟ್ಕ ಎಲ್ಲನೂ ಬಿಟ್ಬಿಡ್ತೀನಿ.
6: ಇದು ನಮ್ಮ ಸಿದ್ದಣ್ಣ ಅಂದ್ರೆ, ನಮ್ಮ ಸಿದ್ದಣ್ಣನ ತರಾನೇ ಎಲ್ಲರೂ ಶಪಥ ಮಾಡ್ಬಿಟ್ರೆ ಈ ಧೂಮಪಾನ ಅನ್ನೋದನ್ನ ಸಂಪೂರ್ಣವಾಗಿ ನಾಶ ಮಾಡ್ಬಿಡ್ಬೋದು.
7: ಇದು ಕಲಾ ಕುಮಾರ ಮಾತು ಅಂದ್ರೆ.

0: ಧೂಮಪಾನ ತ್ಯಜಿಸಿ ಆರೋಗ್ಯದಿಂದ ಜೀವಿಸಿ, ಧೂಮಪಾನ ಬಿಟ್ಟು ಬಿಡಿ, ಸಂತೋಷ ಹರಸ ತರುವುದು ವರ್ಷವಿಡಿ. ಇದು ಸಾರ್ವಜನಿಕ ಹಿತಾಸಕ್ತಿಗಾಗಿ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರದಿಂದ ಮನವಿ.
1: ಧೂಮಪಾನ ಮಾಡುವವರಿಗೆ ಧೂಮಪಾನದಿಂದ ಬರುವ ಕೆಮ್ಮಿನ ಬಗ್ಗೆ ತಿಳಿದಿರುತ್ತದೆ. ನಿಮ್ಮ ದೇಹದಲ್ಲಿ ಏನೋ ತೊಂದರೆ ಇದೆ ಎಂದು ಅದು ತಿಳಿಸುತ್ತದೆ. ಆದರೆ ಎರಡು ವಾರಕ್ಕಿಂತ ಹೆಚ್ಚು ಕೆಮ್ಮಿದ್ದರೆ ಅದು ಗಂಭೀರ ಸಂಕೇತವಾಗಿರಬಹುದು. ಅದರಿಂದ ಕ್ಷಯ ಬರಬಹುದು. ನೀವು ಬಿಡುವ ಹೊಗೆಯಿಂದ ನಿಮ್ಮ ಹತ್ತಿರದವರಿಗೆ ಈ ರೀತಿ ಆಪತ್ತು ಬರಬಹುದು. ಪ್ರತಿಯೊಂದು ಬೀಡಿ ಸಿಗರೇಟ್ನಿಂದ ನಿಮಗೂ ನಿಮ್ಮ ಹತ್ತಿರದವರಿಗೂ ಅಸ್ತಮಾ, ಎಂಫಿಸಿಮಾ, ಶ್ವಾಸಕೋಶದಲ್ಲಿ ಕ್ಯಾನ್ಸರ್, ಹೃದಯ ಸಂಬಂಧಿ ಕಾಯಿಲೆ ಬರಬಹುದು.
2: ಭಾರತ ಸರ್ಕಾರ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ, ಸಾರ್ವಜನಿಕ ಹಿತಾಸಕ್ತಿ ನೀಡಲಾಗಿದೆ.
3: ಇದು ನಮ್ಮೆಲ್ಲರ ಭಾವನೆಗಳಿಗೆ ಸ್ಪಂದಿಸುವ ಭಾವಸಿಂಚನ ಕಾರ್ಯಕ್ರಮ. ಪ್ರಿಯ ಶ್ರೋತೃಗಳೇ, ಇನ್ನು ಮುಂದೆ ಕೇಳಿ ಬರೋಣ ಸುಮಧುರ ಭಾವಗೀತೆಗಳನ್ನೊಳಗೊಂಡ ಭಾವಸಿಂಚನ ಕಾರ್ಯಕ್ರಮ. ಇದು ನಮ್ಮೆಲ್ಲರ ಭಾವನೆಗಳಿಗೆ ಸ್ಪಂದಿಸುವ ಭಾವಸಿಂಚನ

0: ಇದುವರೆಗೂ ಸುಮಧುರ ಭಾವಗೀತೆಗಳನ್ನು ಒಳಗೊಂಡ ಭಾವಸಿಂಚನ ಕಾರ್ಯಕ್ರಮವನ್ನ ಕೇಳಿದಿರಿ. ಇನ್ನು ಮುಂದೆ ಕೇಳಿ ಬರೋಣ ವೃತ್ತಿ ಸಂತೃಪ್ತಿ ಕಾರ್ಯಕ್ರಮದಲ್ಲಿ ಗಾರೆ ಕೆಲಸದ ವೃತ್ತಿಯ ಅನಾವರಣ ಕುರಿತು ಅಗತೂರು ಗ್ರಾಮದ ನಿವಾಸಿಗರಾದ ಶ್ರೀಯುತ ಜವರನಾಯ್ಕರ್ ಅವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮ.
1: ವೃತ್ತಿ ಸಂತೃಪ್ತಿ
2: ಕಾಯಕವೇ ಕೈಲಾಸ.
1: ಪ್ರತಿಯೊಂದು ಕೆಲಸಕ್ಕೂ ಅದರದೇ ಆದ ಮಹತ್ವವಿರುತ್ತದೆ.
2: ಯಾವ ವೃತ್ತಿಯೂ ಕೀಳಲ್ಲ, ಯಾವ ವೃತ್ತಿಯೂ ಮೇಲಲ್ಲ.
1: ವೃತ್ತಿಯನ್ನು ನಾವು ಗೌರವಿಸಿದರೆ ಅದು ನಮ್ಮನ್ನು ಬೆಳೆಸುತ್ತದೆ.
2: ಇಲ್ಲದರ ಬಗ್ಗೆ ಚಿಂತಿಸಿ ಕೂರುವುದಕ್ಕಿಂತ ಇರುವುದರಲ್ಲಿ ತೃಪ್ತಿ ಪಡೆಯುವುದೇ ಜೀವನ.
1: ಪ್ರತಿಯೊಬ್ಬರಿಗೂ ತಮ್ಮ ವೃತ್ತಿ ಅವರ ಜೀವನಕ್ಕೆ ಎಷ್ಟು ತೃಪ್ತಿ ನೀಡಿದೆ ಎಂಬುದನ್ನು ಅವರ ಮೂಲಕವೇ ಅನಾವರಣಗೊಳಿಸುವ ಕಾರ್ಯಕ್ರಮವೇ
2: ವೃತ್ತಿ ಸಂತೃಪ್ತಿ.
0: ತಪ್ಪದೇ ಕೇಳಿ ನಿಮ್ಮ ನೆಚ್ಚಿನ ಜನಧ್ವನಿ ಬಾನುಲಿಯಲ್ಲಿ.
3: ಆತ್ಮೀಯ ಕೇಳುವರಿಗೆ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳೆಯ ಯತೀಶ್. ನೀವು ಕೇಳ್ತಾ ಇದ್ದೀರಾ ಜನಧ್ವನಿ ರೇಡಿಯೋ.
4: ಎಂದಿನಂತೆ ತಮಗೆಲ್ಲರಿಗೂ ವೃತ್ತಿ ಸಂತೃಪ್ತಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಜಗತ್ತಿನಲ್ಲಿ ಸಾವಿರಾರು ವೃತ್ತಿಗಳಿವೆ. ಪ್ರತಿಯೊಂದಕ್ಕೂ ಅದರದ್ದೇ ಆದ ಬೆಲೆ ಇದೆ. ಒಂದು ಸುಂದರವಾದ ಮನೆ ಅಥವಾ ಕಟ್ಟಡವನ್ನು ನೋಡಿದಾಗ ನಮಗೆ ಅದರ ವಿನ್ಯಾಸ ಇಷ್ಟವಾಗುತ್ತದೆ. ಆದರೆ ಆ ಕಟ್ಟಡಕ್ಕೆ ಭದ್ರವಾದ ಅಡಿಪಾಯ ಹಾಕಿ ತಮ್ಮ ಬೆವರಿನಿಂದ ಅದಕ್ಕೊಂದು ರೂಪ ಕೊಡುವ ಗಾರೆ ಕೆಲಸದವರ ಶ್ರಮ ನಮಗೆ ಕಾಣುವುದಿಲ್ಲ. ಇವತ್ತು ನಮ್ಮ ಜೊತೆ ಎಷ್ಟೋ ವರ್ಷಗಳಿಂದ ಈ ಒಂದು ಗಾರೆ ಕೆಲಸವನ್ನು ಮಾಡಿಕೊಂಡು ಬರುತ್ತಿರುವಂತಹ ಶ್ರೀಯುತ ಜವರನಾಯಕರವರು ನಮ್ಮೊಂದಿಗಿದ್ದಾರೆ. ಬನ್ನಿ, ಅವರ ಅನುಭವಗಳನ್ನು ಅವರ ಮಾತುಗಳಲ್ಲೇ ಕೇಳೋಣ. ಇವತ್ತು ಅವರ ಒಂದು ವೃತ್ತಿ ಪಯಣದ ಏಳು ಬೀಳುಗಳು ಮತ್ತು ಆ ವೃತ್ತಿ ಅವರಿಗೆ ನೀಡಿದ ಒಂದು ಅಪಾರವಾದ ತೃಪ್ತಿಯ ಬಗ್ಗೆ ಮಾತನಾಡೋಣ. ಸರ್, ಪ್ರಥಮವಾಗಿ ನಮ್ಮ ವೃತ್ತಿ ಸಂತೃಪ್ತಿ ಕಾರ್ಯಕ್ರಮಕ್ಕೆ ತಮಗೆ ಆತ್ಮೀಯವಾದ ಸ್ವಾಗತ ಸರ್.
5: ನಮಸ್ಕಾರ ಸರ್.
4: ಸರ್, ಪ್ರಥಮವಾಗಿ ತಮ್ಮ ಬಗ್ಗೆ ಒಂದು ಕಿರುಪರಿಚಯವನ್ನು ನಮ್ಮ ಕೇಳುಗರಿಗೆ ಮಾಡಿಕೊಡೋದಾದ

ನಮಸ್ಕಾರ. ನನ್ನ ಹೆಸರು ಜವರನಾಯಕ, ನಮ್ಮ ತಂದೆ ಹೆಸರು ಬಿಳಿನಾಯಕ ಅಂತೇಳಿ. ನಾನು ಆಗತ್ತೂರು ಗ್ರಾಮ. ನಾನು ಹಿಂದೆ ಸುಮಾರು 1983-84 ಸರ್ಗೂರ ಹೈಸ್ಕೂಲಲ್ಲಿ 8ನೇ ತರಗತಿಯನ್ನು ಓದಿ SLCP ಅಲ್ಲಾದ ಉದ್ದೇಶದಿಂದ ನಾನು ನನ್ನ ಸಹಪಾಠಿಗಳ ಜೊತೆಯಲ್ಲಿ ಕೆಲವು ವೃತ್ತಿಗಳಲ್ಲಿ ಓಡಾಡ್ಕೊಂಡಿದ್ದೆ. ಆವಾಗ ನಮ್ಮ ಸ್ವಂತ ಭಾವನವರಾದ ಚಿಂಚೋಮ್ ನಾಯ್ಕ ಅಂತೇಳಿ ಇವತ್ತು ತೀರೋಗಿದ್ದಾರೆ ಅವರು,

0: ಅಲ್ಲಿ ನಮ್ಮ ಕಾಡು ಕುರುಬರ ಒಂದು ಮನೆ ಕೆಲಸ ನಡೀತಾ ಇತ್ತು. ಆ ಕೆಲಸದಲ್ಲಿ ನಾನು ಮಣ್ಣು ಕಲಿಸ್ತಾ ಇದ್ದೆ, ಮಣ್ಣು ಕಲಸಕ್ಕೆ ಹೋಗ್ತಾ ಇದ್ದೆ. ಆ ಮಣ್ಣು ಕಲಸಕ್ಕೆ ಹೋಗ್ತಾ ಇರ್ಬೇಕಾದ್ರೆ ನಮ್ಮ ಬಾವ ಅವ್ರು ಏನು ಮಾಡಿದ್ರು ಅಂದರೆ ಮಣ್ಣು ಜಾಸ್ತಿ ಕಲಿಸ್ಬಿಡೋದು. ಕಲಸಾದ್ಮೇಲೆ ಅವ್ರ ಜೊತೆ ಕರ್ಕತಿದ್ರು ನನ್ನ ಕಟ್ಟಡ ಮಾಡೋದಕ್ಕೆ. ನಾನು ಒಳಗಡೆ ನಿಂತ್ಕೊಂಡು ಕಟ್ಟಡ ಮಾಡ್ತಾ ಇದ್ದೆ. ಆ ಕಟ್ಟಡ ಮಾಡ್ತಾ ಮಾಡ್ತಾ ಆ ವೃತ್ತಿನ ನಾನು ಅವಲಂಬಿಸ್ಕೊಂಡೆ. ಕೊನೆಗೆ ಅವರು ಇರೋವರೆಗೂ ಕೂಡ ನನಗೆ ಬೇರೆ ಗಿಲ್ಲ ಮಾಡೋದು ಹೆಂಗೆ, ಕಟ್ಟಡ ಮಾಡೋದು ಹೆಂಗೆ, ಮತ್ತು ಅದ್ರ ಮೇಲ್ಛಾವಣಿ ಮಾಡೋದು ಹೆಂಗೆ, ಮತ್ತು ಬೇಸ್ಮೆಂಟ್ ಮಾಡ್ಬೇಕಾದ್ರೆ ಪಾಯ ತೆಗೆಯೋದಕ್ಕೆ ಅಳತೆ ಮಾಡೋದು ಹೆಂಗೆ, ಈ ವೃತ್ತಿನೆಲ್ಲ ಅವರೇ ನನಗೆ ಕಲಿಸ್ಕೊಟ್ಟವ್ರು. ಅವ್ರು ಕಲಿಸ್ಕೊಟ್ಟು ನಂತರ ನಾನು ಸ್ವಂತವಾಗಿ ಮನೆಗಳನ್ನ ಕಟ್ಟೋದಕ್ಕೆ ಪ್ರಾರಂಭ ಮಾಡಿದೆ. ಪ್ರಾರಂಭ ಮಾಡಿದಾಗ ನನ್ನ ಜೊತೇಲಿ ಕೆಲವು ಹುಡುಗರನ್ನ ಕಟ್ಕೊಂಡು ನಾನು ಕೆಲವು ಅವ್ರನ್ನ ನನ್ನಿಂದ ಕೆಲವು ನಾಲ್ಕೈದು ಜನನ ಕೆಲಸ ಮಾಡೋವಂಥ ಕೆಲಸನ ಕಲಿಸ್ಕೊಟ್ಟಿದ್ದೀನಿ. ನಾನು ಇಲ್ಲಿವರೆಗೂ ಕೂಡ ನಾನು ಕೆಲಸ ಮಾಡ್ಕೊಂಡು ಬರ್ತಾಯಿದ್ದೀನಿ. ಬರಬೇಕಾದ್ರೆ ನಾವು ಸ್ಟಾರ್ಟಿಂಗಲ್ಲಿ ಏನು ಹೇಳಬೇಕು ಅಂದರೆ 2013ರಲ್ಲಿ ಈ ಆಗತೂರು ಗ್ರಾಮದಲ್ಲಿ 16 ಜನ ಮೇಸನ್ ಇದ್ದು ಅಲ್ಲಿ ನಮ್ಗೆ ಹಿರಿಯರು ಅಂತ ನಿಂಗಣ್ಣ ಅಂತ ಮೇಸನ್ ಇದ್ದರು. ಅವ್ರು ತೀರೋಗ್ಬಿಟ್ರು, ಅವ್ರು ದೊಡ್ಡ ಕೆಲಸಗಾರರು, ಮತ್ತು ಈ ಕಾರ್ವಿಂಗ್ ಕೆಲಸ ಎಲ್ಲ ಅವರಲ್ಲಿ ಮಾಡ್ತಿದ್ರು. ನಮ್ಗೆ ಅಂಥ ಏನು ಕಾರ್ವಿಂಗ್ ಕೆಲಸಗಳು ಗೊತ್ತಿರಲಿಲ್ಲ. ಕಟ್ಟಡ ಮಾಡ್ತಿದ್ವು, ಗಿಲ್ಲ ಮಾಡ್ತಿದ್ವು, ಮತ್ತು ಜನರಿಗೊಂದು ನರಳು ಮಾಡ್ತಿದ್ವು, ಅಷ್ಟೊಂದು ಗೊತ್ತಿತ್ತು ನಮ್ಗೆ. ಅದು ಬಿಟ್ಟರೆ ಇನ್ನೂ ಮೇಸನ್ ಜವಹರ್ ನಾಯ್ಕ ಅಂತೇಳಿ, ಮತ್ತು ನಮ್ಮ ಬಾವ ಅವ್ರು ಇರ್ಬೋದು, ಇನ್ನೊಬ್ಬರು ಚೆನ್ನಾಯ್ಕ ಅಂತೇಳಿ, ಒಬ್ಬರು ಬಸವರಾಜು ಅಂತೇಳಿ ನನಗೆ ಎರಡನೇ ಗುರುಗಳು. ನನಗೆ ಕೊನೆಗಂಟ್ವಿ ನನ್ನ ಕೆಲಸ ನನ್ನ ಜೊತೆಗೆ ಮಾಡಿದಂಥವ್ರು ಬಸವರಾಜು ಅಂತ ತೀರೋಗ್ಬಿಟ್ರು. ಅವ್ರ ಜೊತೆ ಕೆಲಸ ಮಾಡ್ಕೊಬಂದು ನಾನು ಈ ಊರಿನಲ್ಲಿ ಒಂದು ಸಂಘ ಸ್ಥಾಪನೆ ಮಾಡಿದೆ. 2013ರಲ್ಲಿ 16 ಜನ ಸದಸ್ಯರಿಗೂ ಒಂದುಗೂಡಿ ಒಂದು ಹಿರಿಯಾಧಿಪತಿ ಗಾರೆ ಕೆಲಸಗಾರರ ಸಂಘ ಅಂತೇಳಿ ಸಂಘ ಸ್ಥಾಪನೆ ಮಾಡಿದೆ ನಮ್ಮ ಸ್ವಂತ ಒಂದು ಗ್ರಾಮದಲ್ಲಿ. ಅಲ್ಲೇ ನಾನೇ ಒಂದು ಕಾರ್ಯದರ್ಶಿಯಾಗಿಯೂ, ಮತ್ತು ಜವಹರ್ ನಾಯ್ಕ ಅಂತೇಳಿ ಎಸ್ ಜವಹರ್ ನಾಯ್ಕ ಅಂತೇಳಿ ಅವರು ಅಧ್ಯಕ್ಷರಾಗಿದ್ದರು. ಆ ವೃತ್ತಿನ ಮಾಡ್ಕೊ ಬತ್ತಾ ನಮ್ಮಲ್ಲಿ ಈ ಕಲಿಯಂಥ ಹುಡುಗರು ಜಾಸ್ತಿ ಆಸಕ್ತಿ, ಈ ಒಂದು ಕೆಲಸದಿಂದ ಆಸಕ್ತಿಯಾಗಿ ಆ ಕೆಲಸನ ಕಲಿತು ಹೆಚ್ಚು ಕಮ್ಮಿ ಸುಮಾರು ಬತ್ತಾ 20 ಜನ 30 ಜನ ಹಿಂಗೆ ಆ ಸಂಘದ ಸದಸ್ಯರಾದರು. ಆ ಸಂಘದ ಸದಸ್ಯರಾದಾಗ ನನ್ನ ಒಂದು ಮುಂದಿನ ಒಂದು ಫ್ಯೂಚರ್, ನಾನು ಸಂಘ ಮಾಡಿದ್ಮೇಲೆ ಆ ಸಂಘದಿಂದ ಈ ಜವಹರ್ ನಾಯ್ಕದಿಂದ ಏನು ಕೊಡುಗೆ ಅಲ್ಲ, ಅದರಿಂದ ಬೇರೆ ಕಡೆಯಿಂದ ಏನು ಮಾಡಿರ್ಬೋದು ಸಂಘಕ್ಕಾಗಿ ಆಧಾರ ನನ್ನ ಒಂದು ಉದ್ದೇಶ ಬೇಕಲ್ಲ ಅಂತೇಳಿ ನಮ್ಮ ಗ್ರಾಮದಲ್ಲಿ ಎಲ್ಲ ಜನಾಂಗದ ಒಂದು ಸಭೆಯಲ್ಲಿ ಅವ್ರನ್ನ ಒಂದು ರಿಕ್ವೆಸ್ಟ್ ಮಾಡ್ಕೊಂಡು ನಾವೊಂದು ಛತ್ರಿ ಮೇಲೆ ಅಲ್ಲಿ ಕುಂತ್ಕೊಂಡು ಸಭೆ ಮಾಡ್ತಾಯಿದ್ದು. ಆ ಸಭೆ ಮಾಡ್ತಿರೋದನ್ನ ಅವರು ನೋಡ್ತಿದ್ರಲ್ಲ, ಅದನ್ನ ನೋಡ್ಬಿಟ್ಟು ನಮ್ಮದು ಸೆಡ್ ಕಟ್ಟೋಕ್ಕೊಂದು ಜಾಗ ಕೊಡಿ, ನಿಮ್ಮ ಒಂದು ಇದು ನೇತೃತ್ವದಲ್ಲಿ ಒಂದು ಸೆಡ್ ಕಟ್ಟಿ, ಏನಾದ್ರು ಒಂದು ಬಿಲ್ಡಿಂಗ್ ಆಯಿತು ಅಂದಾಗ ನಾವು ಸಂಘ ಇಲ್ಲ ಅಂತ ಕಾಲದಲ್ಲಿ ಆ ಬಿಲ್ಡಿಂಗ್ನ ಊರಿಗೆ ನಾವು ಕೊಡೋ ಲೆಕ್ಕಾಚಾರದಲ್ಲಿರ್ತೀವಿ ಅಂತೇಳಿ ಅವ್ರನ್ನ ರಿಕ್ವೆಸ್ಟ್ ಮಾಡಿದಾಗ ಅವರು ನಮಗೆ ಒಂದಷ್ಟಲ್ಲ ಜಾಗನೂ ಕೊಟ್ಟರು. ಕೊಟ್ಟದ್ರಲ್ಲಿ ಸಂಘದ ಒಂದು ಚಂದ ಹಣ ಉಳಿತಾಯ ಅಂತೇಳಿ ಕಟ್ಕೊಂಡು ಅದನ್ನ ಬಂಡವಾಳ ಮಾಡಿ ಆ ಬಂಡವಾಳಲ್ಲಿ 45,000 ಖರ್ಚು ಮಾಡಿ ಒಂದು ಸಂಡು ಕಟ್ಟಿದ್ವು ಆ ಸೈಟಲ್ಲಿ. ಆ ಸೈಡ್ ಕಟ್ಟಿ ಮತ್ತೆ ಒಂದು ಶಾಸಕರು ನಮ್ಮ MLA ಚಿಕ್ಕಣ್ಣವ್ರು ಶಾಸಕರಾದ ಸಂದರ್ಭದಲ್ಲಿ ಆ ನಿವೇಶನಕ್ಕೆ ಒಂದು ಡಿಮ್ಯಾಂಡು ಅಂತೇಳಿ ನಮಗೆ ದಾಖಲೆ ಕೊಟ್ಟರು. ಆ ದಾಖಲೆ ಕೊಟ್ಟ ನಂತರ ಇಲ್ಲಿವರೆಗೂ ಅದೇ ಸೈಡ್ನಲ್ಲಿ ಕಮಿಟಿ ಸಭೆ ಮಾಡ್ಕೊಂಡು ಬರ್ತಾಯಿದ್ದೀನಿ. ಈಗ ಅದೇ ವೃತ್ತಿ ನಾನು ಈಗ ಮಾಡ್ತಿರೋದು. ಮಾಡಿ ನಂತರ ಈಗ 5 ವರ್ಷದ ಹಿಂದೆಯೇ ನಮ್ಮ ಅನಿಲ್ ಚಿಕ್ಕಮದ ಸರ್ ಅವರು ಗೆದ್ದ ನಂತರ ಆ ಒಂದು ನಿವೇಶನಕ್ಕೆ ಒಂದು ಬಿಲ್ಡಿಂಗ್ ಹಾಕ್ಕೊಟ್ಟರು 5 ಲಕ್ಷಕ್ಕೆ. ಅದು ಇವಾಗ ಆಲ್ರೆಡಿ ಈಗ ಒಂದು 3 ಅಡಿ ಲೆಕ್ಕ ಗೋಡೆಯಾಗಿ ಕಾಲಮಾಗಿ ನಿಂತಿದೆ. ಮತ್ತೆ ಪುನಃ ಇವಾಗ ಕೆಲಸ ಸ್ಟಾರ್ಟ್ ಮಾಡೋಕೆ 5 ಲಕ್ಷ ಹಾಕ್ಯಾರೆ, ಅದು 5 ಲಕ್ಷದ್ದು ಗೋಡೆ ಕಟ್ಟಿ ಆಸಿಸಿ ಆಗಬೇಕಾಗಿದೆ. ಈ ರೀತಿಗೆ ಬಂದಿದ್ದೀವಿ. ಇವತ್ತು ನಮ್ಮ ಸಂಘದಲ್ಲಿ ಒಂದು 40-50 ಸೀಟ್ ಇವತ್ತು ಆಲ್ರೆಡಿ ಅವರ ಎಲ್ಲ ಒಳ್ಳೊಳ್ಳೆ ಕೆಲಸಗಾರರು. ನಾನು ಒಂದು ವೃತ್ತಿಯಲ್ಲಿ ಕೆಲಸದಲ್ಲಿ ಕಮ್ಮಿ ಇದ್ದರು, ನಾನು ಮಾಡಿರೋ ಒಂದು ಸಂಘದಲ್ಲಿ ದೊಡ್ಡ ಬಿಲ್ಡಿಂಗು ಮತ್ತು ಕಾರ್ವಿಂಗ್ ಕೆಲಸಗಳು, ಒಳ್ಳೊಳ್ಳೆ ಬಿಲ್ಡಿಂಗ್ ಕಟ್ಟೋಂಥ ಮೇಸನ್ಗಳು ಇವತ್ತು ನಮ್ಮ ಸಂಘದಲ್ಲಿ ಈಗ ಆಲ್ರೆಡಿ ಇದ್ದಾರೆ ಸರ್. ಅಲ್ಲ ಕಚೇರಿ ಗೆದ್ದಿದ್ದೀನಿ. ಈಗ ನನ್ನ ವೃತ್ತಿ ಏನಪ್ಪ ಅಂತ ಹೇಳಿದ್ರೆ ಸ್ಕೂಲ್ ಬಿಟ್ಟ ಮೇಲೆ ನಾನು ಈ ವೃತ್ತಿ ಕಲಿತೆ. ಈ ವೃತ್ತಿಯಿಂದ ನಾನು ಇಲ್ಲಿಗಂತೂ ನಾನು ಕೆಲಸ ಮಾಡ್ಕೊಂಬಂದಿದ್ದೀನಿ, ಈಗಲೂ ಕೂಡ ಕೆಲಸ ಮಾಡ್ತಾಯಿದ್ದೀನಿ. ಬೇರೆ ಹೊಸ ಕೆಲಸಗಳು ಮಾತ್ರ ನನಗೆ ಬೇರೆ ಕೆಲಸಗಳು ಗೊತ್ತಿರಲ್ಲ. ನಾವು ಗೊತ್ತಿರೋಂಥವ್ರು ನೀವು ಅವ್ರು ಮಾಡ್ತಾರೆ, ನನಗೆ ಗೊತ್ತಿರೋಂಥ ಕೆಲಸ ನಾನು ಮಾಡ್ತೀನಿ.
1: ಸರ್, ಇಂದಿನ ಒಂದು ಕಾಲದಲ್ಲಿ ಜನರು ಸ್ಥಿರವಾದ ಕೆಲಸದ ಒಂದು ಬೆನ್ನನ್ನು ಹತ್ತುತ್ತಾರೆ. ನೀವು 8 ವರ್ಷಗಳಿಂದ ಗಾರೆ ಕೆಲಸವನ್ನು ಮಾಡ್ತಿದ್ರಿ, ಜೊತೆಗೆ ಈ ವೃತ್ತಿಗೆ ನೀವು ಹೇಗೆ ಬಂದ್ರಿ, ಈ ಕ್ಷೇತ್ರವನ್ನೇ ವೃತ್ತಿಯಾಗಿ ಆರಿಸ್ಕೊಳ್ಳೋದಕ್ಕೆ ಪ್ರೇರಣೆ ಏನು, ಅದ್ರ ಬಗ್ಗೆ ತಿಳಿಸೋದಾದರೆ?
0: ಪ್ರೇರಣೆ ಅಂದರೆ ಸರ್, ನನಗೆ ವಿದ್ಯಾವಂತ ನಾನು ಸ್ಕೂಲ್ಗೆ ಹೋಗ್ತಿದ್ದು ಬಿಟ್ಟ ಮೇಲೆ ನನಗೆ ಬೇರೆ ಯಾವುದೇ ವೃತ್ತಿ ಇರಲಿಲ್ಲ. ಆ ವೃತ್ತಿಯಿಂದ ದೃಷ್ಟಿಯಿಂದ ನಮ್ಮ ಇವರು ಗಾರೆ ಕೆಲಸ ಮಾಡ್ತಿದ್ರಲ್ಲ, ಈಗ ಈ ಕೆಲಸಕ್ಕೆ ಹೋದಾಗ ನಮ್ಗೆ ಆರ್ಥಿಕವಾಗಿ ಒಂದು ಸ್ವಲ್ಪ ಹಣಕಾಸಿನ ವಿಚಾರದಲ್ಲಿ ನಮ್ಗೆ ತೊಂದರೆ ಇತ್ತು. ಈ ಹಣಕಾಸಿನ ವಿಚಾರದಲ್ಲಿ ಇಲ್ಲಿ ಕೆಲಸ ಮಾಡಿದಾಗ ನಮ್ಗೆ ಅವತ್ತು 200 ರೂಪಾಯಿ ಕೂಲಿ ಕೊಡ್ತಿದ್ರು. ಆ 200 ರೂಪಾಯಿ ಕೂಲಿ ಕೊಟ್ಟರೆ ನಮ್ಗೆ

0: ಒಂದು ಸ್ವಲ್ಪ ನಮ್ಮ ಬೇರೆ ಕುಟುಂಬದ ವೆಚ್ಚಕ್ಕೆಲ್ಲ ಬೇಕಾಯ್ತಿತ್ತು. ಆ ಒಂದು ದೃಷ್ಟಿಯಿಂದ ನಾವು ಈ ವೃತ್ತಿಗೆ ಹೋದಾಗ ಮುಂದೆ ಕಲಿಸ್ಬೋದು, ಜೊತೆಗೆ ಆ ಕೆಲಸ ಮಾಡ್ತಾ ಈ ವೃತ್ತಿನೂ ಕಲಿಬೋದು ಅನ್ನೋ ಒಂದು ಆಸೆಯಿಂದ ಆ ವೃತ್ತಿಗೆ ಹೋದ ಸರ್.
1: ಸರ್, ಮೊದಲ ಬಾರಿಗೆ ಈ ವೃತ್ತಿಯನ್ನು ಪ್ರಾರಂಭಿಸಿದಂತಹ ಸಂದರ್ಭದಲ್ಲಿ ನಿಮಗೆ ಸಿಕ್ಕಂತಹ ಮೊದಲ ಅನುಭವ ಹೇಗಿದೆ, ಹೇಗಿತ್ತು, ಜೊತೆಗೆ ಆ ಅನುಭವ ಇಂದಿಗೂ ಸಹ ನಿಮಗೆ ನೆನಪಿದೆಯಾ? ಏನಾದರೂ ನೆನಪಿದ್ರೆ ಆ ಒಂದು ಅನುಭವವನ್ನು ನಮ್ಮ ಜೊತೆ ಹಂಚ್ಕೊಳ್ಳೋದಾದರೆ.
0: ಸರ್, ನಮಗೆ ಈ ಒಂದು ವೃತ್ತಿಗೆ ಹೋಗ್ಬೇಕಾದ್ರೆ ಇಲ್ಲಿ ನಾವು ಮುಳ್ಳು ಕಲಿಸ್ತಾ ಇದ್ರೆ ನಾವು ಅಲ್ಲಿ ಇಟ್ಕೋಕೆ ನಾವು ಒಂಚೂರು ಕಲಿಬೇಕಲ್ಲ ಒಂದು ಆಸೆ ಇತ್ತು. ಅವರು ಕರೆದಾಗಲೇ ನಮಗೊಂದು ಖುಷಿ, ನಮಗೊಂದು ಕರಣಿ ನಮ್ಮ ಕೈ ಕೊಟ್ಟರೆ ಹಿಂದಿನ ಮೇಸನ್ ಕೆಲವರು ಕೈಗೆ ಕರಣಿನೇ ಕೊಡ್ತಿರ್ಲಿಲ್ಲ ಕೆಲಸ ಕಲಿಸೋದಕ್ಕೆ. ಈ ಕರ ಇವರು ತಾವಾಗಿ ತಾವೇ ಬನ್ನಿ ಕಟ್ಕೊ ಇಟ್ಕೊಂಬಿಡ್ಕೊ ಅಂತ ಕರೆದಾಗ ನಮ್ಗೆ ಭಾಳ ಖುಷಿ ಆಯ್ತಿತ್ತು. ಆ ಸಂದರ್ಭದಲ್ಲಿ ಆ ಇಟ್ಕೊಂಬಿಡ್ಕೊಂಡು ಹೇಗೆ, ಮತ್ತು ನಮಗಲ್ಲಿ ಒಂದು ಮಟ್ಗೋಲು ಅಂತ ಹೇಳಿದ್ರೆ ಗಜ ಅಂತ ಹೇಳ್ತಾರೆ, ಈಗ ಮಟ್ಗೋ ಇಟ್ಕೊಂಬಿಡ್ದ ಮೇಲೆ ಗಜ ಯಾವಂಗೆ ಇಡಬೇಕು ಅಂತ ನಮ್ಗೆ ಗೊತ್ತಿರಲಿಲ್ಲ. ಆದರೆ ಇಟ್ಕೊಂಬಿಡ್ತಿದ್ದು ಅವರು ಹೇಳ್ಕೊಡ್ತಿರು, ಹಿಂಗೆ ಮುಡುಗಿ ಹಿಂಗೆ ಮುಡುಗಿ ಈ ರೀತಿ ಗಜ ಇಡಿ ಅಂತ ಹೇಳ್ಕೊಡ್ತಿದ್ರು. ಅದೇ ನಮಗೊಂದು ಖುಷಿ ಆಗ್ತಿತ್ತು ಸರ್ ಆ ಕಲಿಯೋದು.
1: ಸರ್, ಒಂದು ಕಟ್ಟಡವನ್ನು ಕಟ್ಟಬೇಕಾದ್ರೆ ನಿಮ್ಮ ಪಾತ್ರ ತುಂಬ ದೊಡ್ಡದಾಗಿರುತ್ತೆ. ಈಗ ಬೆಳಿಗ್ಗೆಯಿಂದ ಸಂಜೆವರೆಗೆ ನಿಮ್ಮ ದಿನಚರಿ ಹೇಗಿರುತ್ತೆ, ಜೊತೆಗೆ ಈ ಕೆಲಸದಲ್ಲಿ ಇರುವಂತಹ ಮುಖ್ಯ ಸವಾಲುಗಳು ಅಥವಾ ಕಷ್ಟಗಳು ಏನು, ಅದ್ರ ಬಗ್ಗೆ ಹೇಳೋದಾದರೆ?
0: ಸರ್, ನಮ್ಮಲ್ಲಿ ಸವಾಲು ಅಂತ ಹೇಳಿದ್ರೆ ಈಗ ನಾವು 4 ಅಡಿ 5 ಅಡಿ 10 ಅಡಿ ಗಂಟು ಕೆಲವು ಮನೆಗಳನ್ನ ಹೆಚ್ಚು ಕಮ್ಮಿ 12 ಅಡಿ ಲೆವೆಲ್ಗೂ ಕಟ್ತಿದ್ವಿ, ಹಿಂದಿಂತೀವಿ. ಆ ಗೇಬಲ್ ಗೋಡೆಗೆ ಹತ್ತು ನಿಂತ್ಕೊಂಡ್ರೆ ಗಾಳಿ ಬಿಡ್ದ ಬತ್ತು ಅಂದರೆ ನಾವು ಕೆಲಸ ಲಿಗದಲ್ಲಿ ನಾವು ಇರ್ತೀವಿ. ಏನಾದ್ರು ಆಕಸ್ಮಿಕ ಗಾಳಿ ಬಿಡುತ್ತೆ, ತೂಕ್ತು ಅಂದಾಗ ಕೈ ಒಂದು ಸ್ವಲ್ಪ ಮಿಸ್ ಆದರೂ ನಮ್ಮದು ಅಂಥ ಪರಿಸ್ಥಿತಿ, ಕೆಳಗೆ ಬಿದ್ದ ಮೇಲೆ ಹೋಯ್ತು ಆ ಲೆಕ್ಕಾಚಾರಕ್ಕೆ ನಮ್ಮ ಒಂದು ಪರಿಸ್ಥಿತಿ. ಆದರೂ ಕೂಡ ಈ ಒಂದು ವೃತ್ತಿನ ನಾವು ಕಲ್ತಿದ್ದೀವಿ, ಈ ವೃತ್ತಿ ಲೆಕ್ಕಾಚಾರ ನಾವು ಮಾಡಲೇಬೇಕು, ನಾವು ಈ ಬೀಳ್ತೀವಿ ಹೇಳ್ತೀವಿ ಅನ್ನೋ ಒಂದು ಭಯ ಬಿಟ್ಟು ನಮ್ಮ ವೃತ್ತಿನ ಮಾಡ್ಕೊಂಡು ಬಂದಿದ್ದೀವಿ. ಸೆಲ್ಲಿಗೆ ಈ ಒಂದು ಕಷ್ಟಗಳೆಲ್ಲ ಇದೆ, ಬಿದ್ದಿದ್ದೀವಿ ಎದ್ದಿದ್ದೀವಿ, ಮತ್ತು ತೊಡೆ ಗಿಡ ಎಲ್ಲ ಮುರಿದಿದೆ. ಆ ಲೆಕ್ಕಾಚಾರಕ್ಕೆಲ್ಲ ಆಗಿದ್ರು ಕೂಡ ನಾವು ಆ ವೃತ್ತಿನ ಬಿಟ್ಟಿಲ್ಲ, ಯಾಕಂದ್ರೆ ಕಲ್ತೀವಿ ವೃತ್ತಿ ನಾವು ಬಿಡೋದು ಬೇಡ, ಅದರಿಂದ ನಮ್ಗೆ ಆದಾಯ ಇದೆ ಅದನ್ನು ಬಿಡೋದು ಬೇಡ ಅಂತೇಳಿ ಈಗಲೂ ಕೂಡ ಆ ಕೆಲಸ ಮಾಡ್ತಿದ್ದೀನಿ.
1: ಸರ್, ಆರ್ಥಿಕವಾಗಿ ಒಂದು ಏರಿಳಿತಗಳಿದ್ರೂ ಸಹ ಎಂದಾದರೂ ಈ ವೃತ್ತಿ ಸಾಕು ಅನ್ನೋ ಬೇಸರ ಏನಾದರೂ ಮೂಡಿತ್ತಾ? ಈ ಒಂದು ವೃತ್ತಿ ನೀಡುವ ತೃಪ್ತಿ ಎಲ್ಲ ನೋವುಗಳನ್ನ ಮರೆಸ್ತಾ, ಅದ್ರ ಬಗ್ಗೆ ತಿಳಿಸೋದಾದ್ರೆ?
0: ಈ ವೃತ್ತಿ ಬಂದು ನಮಗೆ ನಮ್ದು ಯಾವುದೇ ಮನೆಯಲ್ಲಿ ಏನೇ ತೊಂದರೆ ಇದು ಕಷ್ಟ ಇದ್ರೂ ಸಹ ನಾ ಈ ವೃತ್ತಿಗೆ ಒಬ್ಬರು ಮನೆ ಕೆಲಸ ಮಾಡೋಕೆ ಹೋದಾಗ ಅಲ್ಲಿ ನಮ್ಮ ಸಹಪಾಠಿಗಳ ಜೊತೆ ಕೆಲಸ ಮಾಡ್ತಾ ಇದ್ರೆ ನಮ್ಗೆ ಯಾವುದೇ ಆದ ಒಂದು ಕಷ್ಟ ಇದೆ ಅನ್ನೋ ಒಂದು ಭಾವನೆ ಇಲ್ಲ, ಯಾವುದೇ ನೋವಿದೆ ಅನ್ನೋ ಒಂದು ಭಾವನೆ ಇರಲ್ಲ. ಅವರ ಒಂದು ಜೊತೆ ಒಡನಾಟ ಆಡ್ಕೊಂಡು ಅವ್ರಲ್ಲಿ ಖುಷಿ ಪಟ್ಕೊಂಡು ಆ ಕೆಲಸ ಮಾಡಬೇಕಾದ್ರೆ ಕೆಲಸ ಕಳಕ್ಕೆ ನಮಗೆ ಭಯ ಅನ್ನೋ ಒಂದು ಭಯನೇ ಇರಲ್ಲ. ಅಲ್ಲಿ ಮಾತಾಡ್ಕೊಂಡು ಕೆಲಸ ಮಾಡ್ತಾ ಇದ್ರೆ ಆ ಒಂದು ಖುಷಿ ಇಲ್ಲ, ಅಲ್ಲಿ ಇರ್ತೀವಿ ಯಾವುದೇ ರೀತಿಯಲ್ಲಿ ನಮಗೆ ತೊಂದರೆ ಇಲ್ಲ. ಈ ಕೆಲವು ನೋವುಗಳನ್ನ ಮರೆಯಬಹುದು ಅಲ್ಲಿ ಹೋದಾಗ ಅನ್ನೋ ಒಂದು ಉದ್ದೇಶದಿಂದ. ಈಗಲೂ ಕೂಡ ನಾವು ವಯಸ್ಸಾಗಿದೆ, ಮಂಡಿ ಗಿಂಡಿ ಎಲ್ಲ ನೋವು ಬರ್ತಿದೆ, ಈಗ ಈಗಲೂ ಕೂಡ ನಾ ಕೆಲಸ ಮಾಡ್ಬೇಕನ್ನೋ ಆಸೆ ಇದೆ ಹೊರತು ಅದು ಬೇಡ ಅನ್ನೋ ಒಂದು ಇದಿಲ್ಲ.
1: ಸರ್, ಹಳೆ ಕಾಲದಲ್ಲಿ ಮಾಡ್ತಿದ್ದಂತಹ ಗಾರೆ ಕೆಲಸಕ್ಕೂ ಇಂದಿನ ಒಂದು ಆಧುನಿಕ ದಿನಗಳ ಕೆಲಸಕ್ಕೂ ನಿಮಗೆ ಕಾಣಿಸ್ತಿರೋಂಥ ವ್ಯತ್ಯಾಸಗಳೇನು, ಜೊತೆಗೆ ಈಗಿನ ಹೊಸ ಮಿಷಿನ್ಗಳಾಗಿರ್ಬೋದು ಯಂತ್ರಗಳಾಗಿರ್ಬೋದು ಬಂದಿರೋದ್ರಿಂದ ನಿಮ್ಮ ಕೆಲಸ ಎಷ್ಟು ಸುಲಭವಾಗಿದೆ ಅಥವಾ ಎಷ್ಟು ಕಷ್ಟ ಆಗಿದೆ, ಅದ್ರ ಬಗ್ಗೆ ತಿಳಿಸೋದಾದರೆ?
0: ಸರ್, ನಾವು ಹಿಂದೆ ಮಾಡ್ತಿದ್ದ ಕೆಲಸ ಅಂದರೆ RCC, ಒಂದು ಮನೆ RCC ಅಂತ ಹೇಳಿದ್ರೆ ನಾವು ಕಳ್ಳಿ ತರಿಸಿ ಕಳ್ಳಿನ ಆಸಿ ಅದ್ರ ಮೇಲೆ ಮಣ್ಣು ಹಾಕಿ ಮಣ್ಣಿನ ಮೇಲೆ ಅದನ್ನೆಲ್ಲ ತಾರಿಸಿ ಗಾರ ಹಾಕಿ ಜೊತೆಗೆ ಮೇಲೆ ತೊಪ್ಪ ತಾರಿಸಿ ಆಮೇಲೆ ನಾವು RCC ಕಾಂಕ್ರೀಟ್ನ ಹಾಕ್ತಿದ್ದು. ಆ ಕಾಂಕ್ರೀಟ್ ಆಗಿದೆ. ಈಗಿನ ಒಂದು ಏನಾಗಿದೆ ಮಾಧ್ಯಮದಲ್ಲಿ ಏನಾಗಿದೆ ಅಂದರೆ ಇವತ್ತು ಮಿಷಿನ್ ಇದೆ, ಸೀಟ್ಗಳು ಬಂದಿದೆ. ಆ ಸೀಟ್ಗಳನ್ನ ಅವರು ಸೆಂಟ್ರಿಂಗ್ ಹಾಕ್ತಾರೆ, ಅಲ್ಲಿಗೆ ಎಲ್ಲ ಒಳ್ಳೆ ಸೆಂಟ್ರಿಂಗ್ ಹಾಕ್ತಾರೆ. ಸೆಂಟ್ರಿಂಗ್ ಮೇಲೆ ರಾಡ್ ಕಟ್ಕೊಂಡು ಮಿಷಿನಲ್ಲಿ ಕಾಂಕ್ರೀಟ್ ಮೇಲೆ ಬರ್ತದೆ. ಇವತ್ತು ಅವತ್ತಿನ ಒಂದು ಕಷ್ಟ ಇವತ್ತಿಲ್ಲ ಸರ್, ಮಿಷಿನಿಂದ ಸಾಕಾರದಿಂದ ಕಾಂಕ್ರೀಟ್ ಹೋಗುತ್ತೆ. ಕಾಂಕ್ರೀಟ್ನ ಎಳೆಯೋಕ್ಕೂ ಕೂಡ ಇವತ್ತು ಮೊದಲು ನಾವು ಕಷ್ಟ ಬಿಡ್ತಿದ್ವು, ಈಗ ಬರೀ ಲೇಬರ್ ಕೈಲಿ ಎಳಿಸ್ಕೋತಾರೆ ಕಾಂಕ್ರೀಟ್ನ. ಇವತ್ತು ಸುಲಭವಾಗಿ ಕೆಲಸ ಮಾಡೋ ಲೆಕ್ಕಾಚಾರಕ್ಕಿದೆ. ಹಿಂದೆ ಭಾಳ ಕಷ್ಟ ಇತ್ತು ಸರ್ ಹಿಂಗೆ ಮಾಡ್ಬೇಕಾದ್ರೆ. ಯಂತ್ರಗಳೆಲ್ಲ ಬಂದಿದೆ, ಯಂತ್ರದಿಂದ ಕಾಂಕ್ರೀಟ್ ಬರ್ತಿದೆ. ನಾವು ಕಾಂಕ್ರೀಟ್ ಹಾಕ್ಬೇಕಾದ್ರೆ ಮೊದಲು ಬೇಕಾಗಿದ್ದು 20-25 ಆಳು ಬೇಕಾಗಿತ್ತು ಮೇಲಿನ ಕೀಳಿನ ಮೇಲೆ ಕಾಂಕ್ರೀಟ್ ಹೋಗ್ಬೇಕಾದ್ರೆ. ಇವತ್ತು ಯಂತ್ರ ಬಂದ ತೊಟ್ಟಿಯಿಂದ ಅಲ್ಲಿ ಒಂದು 5 ಜನ ಇದ್ರೆ ಸಾಕು, ಕಾಂಕ್ರೀಟ್ ಆಗುತ್ತೆ, ಕಾಂಕ್ರೀಟ್ ಮೇಲಕ್ಕೆ ಬರ್ತದೆ. ಮೇಲೆ ಇಬ್ಬರು ಮೇಸನ್ ಲೇಬರ್ ಇದ್ರೆ ಮಮ್ಟೀಲಿ ಎಳೆಸ್ಕೊಂಡು ಕೆಲಸ ಮಾಡ್ತಾರೆ. ಅವತ್ತಿಗೂ ಇವತ್ತಿಗೂ ಹೆಚ್ಚು ಕಮ್ಮಿ ಒಂದು 10-15 ಆಳು ಕಮ್ಮಿ ಆಯ್ತದೆ. ಅವತ್ತಿಗೂ ಇವತ್ತಿಗೂ ಪರವಾಗಿಲ್ಲ
1: ಸರ್. ಸರ್, ಒಂದು ಗಾರೆ ಕೆಲಸ ಅಂದ ತಕ್ಷಣ ಬರೀ ಸಿಮೆಂಟ್ ಅಥವಾ ಇಟ್ಟಿಗೆ ಜೋಡಿಸೋದು ಅಷ್ಟೇ ಅಂತ ಅಂದ್ಕೊಳ್ತಾರೆ, ಆದರೆ ಇದರಲ್ಲಿ ಒಂದು ಅಳತೆ ಮತ್ತು ಪ್ಲಾನಿಂಗ್ ಎಷ್ಟು ಪ್ರಾಮುಖ್ಯತೆಯನ್ನು ಹೊಂದಿರುತ್ತೆ, ಅದ್ರ ಬಗ್ಗೆ ಹೇಳೋದಾದರೆ?
0: ಸರ್, ಮನೆ ಬೇಕಾದ್ರೆ ನಾವು ಯಾವ ರೀತಿ ಡಿಸೈನ್ ಆದರೂ ಮಾಡ್ಬೋದು. ಅಡಿಪಾಯ ನಮಗೆ ಬಿಗಿಯಾಗಿರ್ಬೇಕು, ಜೊತೆ ಅಡಿಪಾಯದಲ್ಲಿ ನಮ್ಗೆ ಒಂದು ಕೆಲವು ನಮ್ಮ ವೃತ್ತಿಯಲ್ಲಿ ಏನು ಮಾಡ್ತೀವಿ ಅಂತಂದ್ರೆ ಈಶಾನ್ಯ ದಿಕ್ಕು ಒಂದು, ಮತ್ತು ಕೆಲವು ಅಳತದಲ್ಲಿ ಮೂಲಗಳನ್ನ ಅಳತೆ ಮಾಡ್ಬೇಕಾದ್ರೆ ಒಂದೇ ಸಮಾನವಾಗಿರ್ಬೇಕು. ಒಂದು ದಿಕ್ಕು ಒಂದು ಇಂಚ್ ದೂರ ಆಗ್ಬೇಕಾದ್ರೂ ಒಂದು ಮೂಲೆ ಒಂದು ಇಂಚ್ ಜಾಸ್ತಿ ಇರ್ತದೆ.

0: ನಾವು ಈಶಾನ್ಯ ಮೂಲೆಗೆ ಈ ಭಾಗಲನ್ನ ತಿರುಗಿಸ್ಬೇಕು ಅಂತ ಹೇಳಿದ್ರೆ ಆ ಅಳತೆ ಮಾಡ್ಬೇಕಾದ್ರೆ ನಾವು ಒಂದು 10 ಬಾರಿ ತಿರುಗಿಸ್ತೀವಿ. ಗೊತ್ತಿರೋ ಅಂತ ಲೆಕ್ಕಾಚಾರಕ ಕೆಲವರಿಗೆ ಮಾಡ್ಬೋದು, ಗೊತ್ತೋ ನಮಗೆ ಗೊತ್ತಿಲ್ಲ. ನನ್ನ ಒಂದು ಅನುಭವ ಹೇಳ್ತಿರೋದು, ಒಂದು ಅಳತೆ ಮಾಡಬೇಕು ಅಂತಂದರೆ ನಮ್ಮ ಗುರುಗಳು ಹೇಳ್ಕೊಟ್ಬೇಕಾರೆ, ಒಂದು ಮೇಷನು ಒಂದು ಅಳತೆ ಕೊಟ್ಟಮೇಲೆ ಸೂರ್ಯ ಒಂದು ಕಡೆ ಇರ್ತಾನೆ ಅಂದರೆ ಸೂರ್ಯನ ಮುಖವಾಗಿ ನಿಂತ್ಕೊಳ್ಳೋದಕ್ಕಿಂತ ಧ್ರುವ ನಕ್ಷತ್ರ ನಮಗೆ ಗೊತ್ತಾಗುತ್ತೆ. ನಾವು ಮಾತ್ರ ಹಿಂದೆ ಮಾಡ್ತಿದ್ವಿ, ಧ್ರುವ ನಕ್ಷತ್ರ ಈ ಕಡೆ ಮುಗುತ್ತೆ 6 ಗಂಟೆಗೆ. ಆ ಧ್ರುವ ನಕ್ಷತ್ರಕ್ಕೆ ಒಂದು ದೊಣ್ಣಕ್ಕೆ ಒಂದು ಗಂಧ ಕಡ್ಡಿ ಕಸ್ಕೊಂಡು ಆ ಗಂಧ ಕಡ್ಡಿನ ಇಲ್ಲಿ ನೆಟ್ಟಿ ನಾವು ದೂರದಲ್ಲಿ ನಿಂತ್ಕೊಂಡು ಆ ಧ್ರುವ ನಕ್ಷತ್ರದ ಕೊನೆ ಮತ್ತು ಈ ಗಂಧ ಕಡ್ಡಿಯ ಬೆಂಕಿ ಕೊನೆ ಎರಡನ್ನೂ ನೇರ ಮಾಡಿ ಅಲ್ಲಿ ಗೂಟ ಹೊಡಿತೀವಿ. ಅದು ಗೂಟ ಹೊಡೆದು ಅಲ್ಲಿಂದ ಇಲ್ಲಿ ಇಲ್ಲೂ ಒಂದು ಗೂಟ ಹೊಡಿತೀನಿ, ಏನು ಗಂಧ ಕಡ್ಡಿ ಸಿಕ್ಸ್ ಮೇಲೆ ಅದಕ್ಕೆ ನೆಟ್ಟಿ ಆಮೇಲೆ ಪೂರ್ವ ಪಶ್ಚಿಮವಾಗಿ ನಂಗೆ ಎಷ್ಟು ಅಳತೆ ಬೇಕು 23 ಅಡಿನ 23 ಕಾಲ ಏನೋ ನಮ್ಗೆ ಆಯುಧ ಪಟ್ಟಿ ಬೇಕ ಪ್ರಕಾರ ಬಂದಿರ್ತಲ್ಲ ಅದನ್ನು ನಾವು ಆ ಅಳತೆ ಮಾಡಿಕೊಂಡು ಮೂಲನ ಕರೆಕ್ಟಾಗಿ ಮೂಲ ಮಟ್ಟ ಇಟ್ಕೊಂಡು ದಾರ ಕೊಟ್ಕೊಂಡು ಅದನ್ನ ಅಳತೆ ಮಾಡಿ ನಾವು ಅಳತೆ ಕೊಡ್ತಿದ್ವಿ. ಅದು ಕೊಡಬೇಕಾದ್ರೆ ನಾವು ಒಂದು ದಿನ ತಗೋತಿದ್ವಿ ಸರ್, ಒಂದು ದಿನ ತಗೋತಿದ್ವಿ. ಯಾಕಂದರೆ ಒಂದು ದಿನ ಯಾಕಂದರೆ ಇವತ್ತು ಮಾಡ್ದಾಯ ಇನ್ನು ನಾಳೆ ಮಾಡೋಕ್ಕಾಗಲ್ಲ ಅನ್ನೋ ಉದ್ದೇಶದಿಂದ ಒಂದು ದಿನ ಪೂರ್ತಿ ನಾವು ಅಳತೆ ಮಾಡ್ತೀವಿ. ಇವತ್ತಿನವರು ಕೆಲವರು ಮಾಡ್ತಾರೆ, ಅವ್ರ ಲೆಕ್ಕಾಚಾರ ಏನಂತ ಗೊತ್ತಿಲ್ಲ, ನಾವು ಕೇಳೋಕ್ಕಿಲ್ಲ. ನಮ್ಮ ಒಂದು ಇದು ಒಂದು ದಿನ ಇತ್ತು ಅವತ್ತು.
1: ಸರಿ, ಸಾಮಾನ್ಯವಾಗಿ ತಾವು ಎತ್ತರವಾದ ಬಿಲ್ಡಿಂಗ್ಗಳಲ್ಲಿ ಕೆಲಸ ಮಾಡುವಂಥ ಸಂದರ್ಭದಲ್ಲಿ ನಿಮಗೆ ಭಯ ಆಗೋದಿಲ್ವಾ? ಅಥವಾ ನಿಮ್ಮ ಒಂದು ಸುರಕ್ಷತೆಗೆ ನೀವು ಯಾವ ರೀತಿಯ ಒಂದು ಮುನ್ನೆಚ್ಚರಿಕಾ ಕ್ರಮಗಳನ್ನ ತೆಗೆದುಕೊಂಡಿರ್ತೀರಾ ಆ ಒಂದು ಸಂದರ್ಭದಲ್ಲಿ, ಇದ್ರ ಬಗ್ಗೆ ಹೇಳೋದಾದರೆ?
0: ಸರ್, ನಾವು ಎತ್ತರವಾದ ಜಾಗದಲ್ಲಿ ನಿಂತ್ಕೊಂಡ್ರೆ ಭಯ ಆಗುತ್ತೆ. ಹಿಂದೆ ತಿರುಗಿ ನೋಡಿದಾಗ ನಮ್ಗೆ ಭಯ ಆಗುತ್ತೆ. ನಾವು ಕಾಲಾವಧಿ ಕಟ್ಟಬೇಕಾದ್ರೆ ಹಿಂದ್ಗಡೆ ಬಂದ ಕೆಳಗಿಂದ ಪೋಲ್ಸ್ಗಳನ್ನ ನಿಲ್ಸ್ಕೊ ಬಂದಿರ್ತೀವಲ್ಲ, ಆ ಪೋಲ್ಸ್ಗಳನ್ನ ಮೇಲಕ್ಕೆ ಮೇಲಕ್ಕೆ ಕಟ್ಕೊಂಡು ಹೋಗಿರ್ತೀನಿ. ಕೇಳ್ಕೊಂಡಾಗ ಮಾಮೂಲಿ ನಮ್ಮ ಬೆನ್ನೆ ಸಮ್ಮುಖ ಒಂದು ಪೋಲ್ಸ್ಗಳನ್ನ ಎರಡು ಪೋಲ್ಸ್ಗಳನ್ನ ಕಟ್ಕೋತೀವಿ. ಹಿಂಬಾಗ ನಾವು ಕೆಲಸ ಮಾಡ್ತಿರ್ಬೇಕಲ್ಲ, ಅಕಸ್ಮುಖ ಹೋಗಿ ಯಾರ್ತು ಅಂದ್ರೆ ಕೈಗೆ ನಮ್ಗೆ ಪೋಲ್ಸ್ ಸಿಗ್ಬೇಕು, ಅಲ್ಲಿ ಕಟ್ಟಿ ಹಿಂದೆ ಒಂದು ಪೋಲ್ಸ್ ಕಟ್ಟಿರ್ತೀವಿ. ಆ ಲೆಕ್ಕಾಚಾರ ನಮ್ಮ ಸೇಫ್ಟಿ ಮಾಡ್ಕೊಂಡು ಕೆಲಸ ಮಾಡ್ತೀವಿ ಸರ್.
1: ಸರ್, ಪ್ರಮುಖವಾಗಿ ತಮ್ಮ ಒಂದು ಈ ಗಾರೆ ಕೆಲಸದಲ್ಲಿ ಏನೆಲ್ಲ ಉಪಕರಣಗಳನ್ನು ಬಳಸ್ತೀರಾ, ಆ ಒಂದು ಉಪಕರಣಗಳ ವಿಶೇಷತೆಯ ಬಗ್ಗೆ ಮತ್ತು ಆ ಉಪಕರಣಗಳ ಬಗ್ಗೆ ತಿಳಿಸ್ಕೊಡೋದಾದರೆ?
0: ಸರ್, ನಮ್ಮ ಪ್ರಥಮವಾಗಿ ಒಂದು ಕರಣಿ, ಅದು ಮುಖ್ಯವಾಗಿ ಗಾರೆ ಹಾಕೊಳ್ಳೋದಕ್ಕೆ ಗಾರೆ ಎಳೆ ಮಟ್ಟ ಮಾಡೋಕ್ಕೆ ಕರಣಿ ಬೇಕು. ಆ ಕರಣಿಯ ಮಟ್ಟ ಆದಮೇಲೆ ನಮ್ಗೆ ಗಜ ಮಟ್ಟಗೋಲು ಅಂತ ಹೇಳ್ತೀವಿ. ಆ ಮಟ್ಟಗೋಲು ಹಾಕ್ಬೇಕು ಅಂದ್ರೆ ನಾವು ಇಟ್ಕೊಂಡು ಮುಡಿಕೊಂಡು ಹೋದ್ಮೇಲೆ ಒಂದು 10 ಇಟ್ಗೆ ದೂರಕ್ಕೆ ಮುಳುಗಿದ್ಮೇಲೆ 10 ಇಟ್ಗೆ ನೇರ ಮಾಡ್ಕೊಳ್ಳೋಕ್ಕೋಸ್ಕರ ಗಜ ಬೇಕು. ಅದು ನೇರ ಮಾಡ್ಕೊಂಡು ಮೇಲಿಂದ ಕೆಳಗಡೆ ಎರಡನೇ ಸ್ಟಾರ್ಟಿಂಗ್ ಮುಡಿಗೆರೆ ಇಟ್ಟಿಗ ನಮಗೆ ನೇರ ಇದ್ದ ಇಟ್ಕೊ ಅಂತ ಮುಡ್ಕೊಳ್ಳೋಕ್ಕೋಸ್ಕರ ತೂಕದ ಗುಂಡು ಅಂತಿದೆ. ಆ ಗುಂಡು ನಮಗೆ ಮುಖ್ಯ. ಆ ಗುಂಡನ್ನ ಕೆಳಗೆ ಬಿಟ್ಟು ಈ ಗುಂಡು ಇಟ್ಟಿಗೆ ಎರಡು ನೇರ ಇದೆಯಾ ಅನ್ನೋ ಲೆಕ್ಕಾಚಾರಕ್ಕೆ ಅದು ಅಳತಕ್ಕೆ ಮಾತ್ರ ತೂಕಕ್ಕೆ. ಅದು ಬಿಟ್ಟರೆ ಇನ್ನು ಟೂಬ್ ಹಾಕ್ಬೇಕಪ್ಪ ಅಂತಂದರೆ ನಾವು ಮೇಲೆ ಮಟ್ಟ ಮಾಡ್ಕೊಂಡಾಗ ಗೋಡೆ ಹಾಕೋ ಮೂಲ ಮಟ್ಟ ಇದೆಯಾ ಅಂತ ನೋಡ್ಕೊಳ್ಳೋಕ್ಕೋಸ್ಕರ ಪ್ಲಾಸ್ಟಿಕ್ದು ಟೂಬ್ಗೆ ನೀರು ತುಂಬಿ ಆ ಟೂಬ್ ಬೇಕು ನಮಗೆ. ಅದು ಬಿಟ್ಟರೆ ಇನ್ನು ಸೂತಿಗೆ, ಸೂತಿಗೆ ಕಲ್ಲು ಕಟ್ಟಬೇಕಾದ್ರೆ ಕಲ್ಲು ಹೊಡ್ಕೋಬೇಕು, ಮಟ್ಟ ಮಾಡ್ಕೋಬೇಕು, ಏಣು ಪಣಿ ಇದ್ರೆ ಹೊಡ್ಕೊಳಕ್ಕೆ ಸೂತಿಗೆ ಬೇಕು. ಈ ರೀತಿಯಲ್ಲಿ ನೀತಿರ ನಮ್ಗೆ ಪದಾರ್ಥಗಳು ಬೇಕಾಗುತ್ತೆ. ಅದೇ ರಸಮಟ್ಟ ಅಂತೇಳಿ ಟೂಬ್ ಬದಲಾಗಿ ರಸಮಟ್ಟ. ರಸಮಟ್ಟನ ನಾವು ನೆಲಕ ಮುಡಿಕತ್ತೀವಿ, ಪೇಸ್ಮಟ್ಟ ಅವಕ್ಕೆ ಆ ಗೋಡೆಗಳಿಗೆಲ್ಲ ಟೂಬ್ ಹಾಕತ್ತೀವಿ. ಈ ಅದನ್ನ ಮೇಲ್ಕ ನಾವು ಕಾಂಕ್ರೀಟ್ ಮಾಡ್ಬೇಕಾದ್ರೂ ಕೆಲವು ಜಾಗ ಟೂಬ್ನೇ ಕಟ್ಟೋದು. ಈಗ ಇಟ್ಟಿಗೆ ಮುಡ್ಕೋತೀವಿ 6 ಇಂಚ್ ಇಟ್ಟಿಗೆ ನಮ್ಗೆ ಬೇಕು ಅಂತಂದ್ರೆ 6 ಇಂಚು ಕಾಂಕ್ರೀಟ್ ಹಾಕಬೇಕು ಅಂದರೆ ಆಗ ಇಟ್ಟಿಗೆ ಮುಡಿಕೊಂಡು ಈ ಇಟ್ಟಿಗಿಂದ ಆ ಇಟ್ಟಿಗಿಂದ ಟೂಬ್ ಕೊಟ್ಕೋತೀವಿ. ಈಗೇನು ರಸಮಟ್ಟ ಬೇಕಾಗಿಲ್ಲ. ಈಗ
1: ಸರ್, ಇಲ್ಲಿವರೆಗೂ ತಾವು ತುಂಬ ಸುಂದರವಾದ ಮನೆಗಳನ್ನ ಕಟ್ಕೊಟ್ಟಿದ್ದೀರಾ. ನಿಮ್ಮ ಸ್ವಂತ ಮನೆ ಕಟ್ಟುವಾಗ ನಿಮಗಾದಂತಹ ಅನುಭವ ಏನು, ಜೊತೆಗೆ ನಿಮ್ಮ ಕನಸಿನ ಮನೆಯ ಬಗ್ಗೆ ತಿಳಿಸೋದಾದ್ರೆ?
0: ನಮ್ಮ ಎಲ್ಲ ಕೆಲಸಗಾರರಿಗೂ ಮುಖ್ಯವಾದ ಒಂದು ಪ್ರಶ್ನೆ ಸರ್. ಈಗ ನಾವು ಕಾರ್ಮಿಕರಾಗಿ ಮರ ಕೆಲಸ ಇರ್ಬೋದು, ಗಾರೆ ಕೆಲಸ ಇರ್ಬೋದು, ಕಬ್ಬಿಣ ಕೆಲಸ ಇರ್ಬೋದು, ಕೋರೆ ಕೆಲಸ ಇರ್ಬೋದು, ಪ್ರತಿಯೊಬ್ಬರಿಗೂ ಕೂಡ ನಮ್ಮದೇ ಆದ ಕೆಲಸ ಮಾಡೋದು ನಮ್ಮ ಕೆಲಸ ಮಾಡ್ಕೋಬೇಕು ಅನ್ನೋದಕ್ಕೂ ನಮ್ಗೆ ಗುರುಸತ್ತಿಲ್ಲ ಸರ್. ಇವತ್ತು ಬೆಳಿಗ್ಗೆ ಎದ್ದು ನಾವು ಅಲ್ಲಿ ಒಂದು ಮನೆ ಕೆಲಸ ಮಾಡ್ಬೇಕು ಅಂತ ಕೂಡ ನಾವು ಕೆಲಸ್ಕೋಬೇಕು. ಆ ಕೆಲಸ ಮುಗಿಸೋ ಗಂಟೆ ಇಲ್ಲ, ಕೆಲಸ ಮುಗಿಯೋ ಗಂಟೆ ನನ್ನ ಮನೆ ಕೆಲಸ ಮಾಡೋಕ್ಕಾಗಲ್ಲ. ಆದ್ರೆ ಅಲ್ಲಿ ಕೆಲಸ ಮಾಡೋದನ್ನು ತಂದು ಅದರಿಂದ ತಂದು ನನ್ನ ಕುಟುಂಬದ ಒಂದು ವ್ಯವಹಾರ ಏನಿದೆ ಆ ಕುಟುಂಬ ಸಾಕೋಕ್ಕೋಸ್ಕರ ಖರ್ಚು ಮಾಡಬೇಕು. ಅದರಿಂದ ಉಳಿಸಿ ನಾವು ಮನೆ ಕಟ್ಟಕ್ಕಂತ ಆಗಲ್ಲ. ಕೆಲವು ಕಟ್ಟಿದ್ದಾರೆ ಇಲ್ಲ ಅಂತಲ್ಲ, ಅವ್ರದ್ದೇ ಆದ ಒಂದು ಬೇರೆ ವೃತ್ತಿನೂ ಇರ್ತದೆ, ಆ ವೃತ್ತಿ ಹಣನು ಬಳಸ್ಕೊಂಡು ಇದನ್ನು ಬಳಸ್ಕೊಂಡು ಮನೆ ಕಟ್ಟಾರ. ಕೆಲವು ಕಾರ್ಮಿಕರು ಏನಾಗಿದ್ದಾರೆ ಅಂತಂದ್ರೆ ಪಾಪ ಅಲ್ಲಿಂದ ತಂದದನ್ನೇ ಇಲ್ಲಿ ತಮ್ಮ ಸಂಸಾರ ಸಾಕ್ಬೇಕು, ಮಕ್ಕಳು ಓದಿಸ್ಬೇಕು, ಮತ್ತು ಈ ಕೆಲವು ವಿಚಾರಕ್ಕೆಲ್ಲ ಇದನ್ನ ಖರ್ಚು ಮಾಡಬೇಕು. ಅದಕ್ಕೂ ಕೂಡ ಅದು ಕೊಟ್ಟ ಹಣ ಸಾಲಲ್ಲ. ಅದರಿಂದ ಸಾಲ ಮಾಡಾದರೂ ಮಕ್ಕಳನ್ನ ಓದಿಸ್ಬೇಕಲ್ಲ, ಒಂದು ಇದೊಂದು ಮುಖ್ಯವಾದ ಒಂದು ಇದಿರೋದ್ರಿಂದ ಪ್ರತಿಯೊಬ್ಬರು ಮಕ್ಕಳ ಮೇಲೆ ಒಂದು ಗಮನ ಕೊಟ್ಟರೋ ಹೊರತು ನಾನು ಮನೆ ಕಟ್ಟಬೇಕು ಅವ್ರ ಹಂಗೆ ಕಟ್ಟಬೇಕು ಅನ್ನೋ ಒಂದು ನಮ್ಗೆ ಒಂದು ಅವಕಾಶ ಸಿಗಲ್ಲ ಸರ್. ನಮಗೆ ಇಲ್ಲಿ ಬಿಟ್ಟೆ ಮನೆ ಬಿಟ್ಟ ಹೋಗಿ ಕೆಲಸ ಮಾಡ್ತೀವಿ, ಕೆಲಸ ಬಿಟ್ಟು ಮನೆಗೆ ಬಂದಿರ್ತೀವಿ. ಈ ಮನೆ ಕಟ್ಟಿ ನಮ್ಮ ಮನೇ ಕಟ್ಟಬೇಕು ಅಂದರೆ ನಮ್ಗೊಂದು ಸ್ವಲ್ಪ ಅವಕಾಶ ಇರಲ್ಲ.

0: ಪ್ರತಿಯೊಬ್ಬರಿಗೂ ಅಷ್ಟೇ.
1: ಸರ್, ನಿಮ್ಮ ಮಕ್ಕಳು ಕೂಡ ಇದೇ ವೃತ್ತಿಗೆ ಬರುವುದು ನಿಮ್ಗೇನಾದ್ರೂ ಇಷ್ಟ ಇದೆಯಾ, ಅಥವಾ ಅವರನ್ನ ಬೇರೆ ಕ್ಷೇತ್ರಕ್ಕೆ ಕಳಿಸ್ಬೇಕು ಅಂತ ಏನಾದರೂ ನೀವು ಅನ್ಕೊಂಡಿದ್ದೀರಾ ಅದ್ರ ಬಗ್ಗೆ ಹೇಳೋದಾದ್ರೆ?
0: ಹೌದು ಸರ್, ಈಗ ನಾವು ಮಾಡಿದ ವೃತ್ತಿಲಿ ಇಲ್ಲಿಗಂಟ ನಾವು ಮಾಡಿದ್ದೀವಿ, ಇನ್ನೂ ಕೆಲವು ಅದೇ ಇದ್ದವ್ರು ಇಲ್ಲ ಅಂತ ಹೇಳ್ತಲ್ಲ, ನಾವು ಮಾಡಪಟ್ಟ ಕಷ್ಟ ನಮ್ಮ ಮಕ್ಕಳು ಕೊಡ್ಬಾರ್ದು ಅನ್ನೋ ಒಂದು ಉದ್ದೇಶದಲ್ಲಿ ವಿದ್ಯಾವಂತನಾಗಿ ಮಾಡಬೇಕು, ಅವ್ರನ್ನ ಬೇರೆ ರೀತಿಯ ಒಂದು ಇದರಲ್ಲಿ ಕಳಿಸ್ಬೇಕು. ಸರ್ಕಾರಿ ಕೆಲಸ ಇಲ್ಲ ಅಂದರೂ ಅವ್ರದ್ದೇ ಆದ ವೃತ್ತಿ ಬೇರೆ ರೀತಿಯ ವೃತ್ತಿಯಲ್ಲಿ ಮಾಡಲಿ ಅನ್ನೋ ಒಂದು ಇದೆಯೇ ಹೊರತು, ಇದರಲ್ಲಿ ಕೆಲವು ಎಷ್ಟೋ ಜನ ಪಾಪ ಕಾಲು ಕಳ್ಕೊಂಡು ಕೈ ಕಳ್ಕೊಂಡು ಅವ್ರ ಜೀವನನೇ ಬೇರೆ ರೀತಿಯಲ್ಲಿ ಆಗಲ್ಲ, ಕಚೇರಿಗೂ ಇದರ ಇಲ್ಲ ಅಂತ ಹೇಳ್ತಿಲ್ಲ, ಅಂಥವ್ರಿಗೆ ಸರ್ಕಾರದಿಂದ ಕೆಲವು ಅವ್ರನ್ನ ಗಮನಿಸಲ್ಲ. ಈಗ ನಮ್ಮದು ಲೇಬರ್ ಆಫೀಸ್ ಇದೆ, ಲೇಬರ್ ಆಫೀಸು ಅಂತಂತ ಹೇಳಿದಾಗ ನಿಜವಾದ ಕಾರ್ಮಿಕನೇ ಯಾರೂ ಗುರುತಿಸ್ತಾ ಇಲ್ಲ ಅಲ್ಲಿ. ಅವ್ರು ಯಾರೋ ಇರ್ತಾರೆ, ಮೇಸನ್ ಯಾರೋ ಲೇಬರ್ ಯಾರೋ ಇರ್ತಾರೆ, ಮೇಸನ್ ನಿಜವಾದ ಮೇಸನ್ ಯಾರೋ ಇರ್ತಾರೆ, ಅಲ್ಲಿ ಮೇಸನ್ ಗುರುತಿಸಲ್ಲ. ಲೇಬರ್ ಆಗಿದ್ರು ಕೂಡ ಅವ್ರಿಗೆ ಬೇರೆ ಬೇರೆ ಇದನ್ನೆಲ್ಲ ಸೌಕರ್ಯನೂ ಸಿಗ್ತಾ ಇಲ್ಲ, ಮತ್ತು ನಿಜವಾದ ಫಲಾನುಭವಿಗಳಿಗೆ ಯಾವುದೇ ಸರ್ಕಾರದ ಸವಲತ್ತು ಸಿಗ್ತಾ ಇಲ್ಲ ಸರ್. ಆದ್ದರಿಂದ ನಾವು ಬೇರೆ ಒಂದು ವೃತ್ತಿಗಳು, ಈಗ ಉದಾಹರಣೆಗೆ ನನಗೆ 3 ಮಕ್ಕಳಿದ್ದಾರೆ, ಇವತ್ತು ಹಂಗೂ ಒಬ್ಬ ಮೇಸನ್, ಒಬ್ಬ ಕೃಷಿ ಮಾಡ್ತಾನೆ, ಇನ್ನೊಬ್ಬ ಡ್ರೈವರು. ನಿಮ್ಮದೇ ಆದ ವೃತ್ತಿಲಿ ಹೋಗ್ಯಪ್ಪ ಬ್ಯಾಡಿ, ಇದೇ ವೃತ್ತಿ ಅಂತ ಮುಖ್ಯ ಅಲ್ಲ, ಯಾರಾದ್ರೂ ಬೇರೆ ಬೇರೆ ವೃತ್ತಿಲಿ ಮಾಡ್ಕೊಂಡು ಹೋಗಿ ಅಂತ ಹೇಳಿದ್ದೀವಿ. ಆಲ್ರೆಡಿ ಒಬ್ಬ ಮಗ ಮೇಸನ್.
1: ಸರ್, ತಾವು ಇಲ್ಲಿ ತನಕ ಕಟ್ಟಿರುವಂತಹ ಒಂದು ಕಟ್ಟಡಗಳಲ್ಲಿ ನಿಮ್ಗೆ ಇವತ್ತಿಗೂ ಸಹ ತುಂಬ ಇಷ್ಟ ಆಗಿರೋಂಥ ಕಟ್ಟಡ ಯಾವುದು, ಅದರ ಒಂದು ವಿಶೇಷತೆ ಏನು ಅದ್ರ ಬಗ್ಗೆ ಹೇಳೋದಾದ್ರೆ?
0: ಸರ್, ಈಗ ನಾಚುರಲ್ಲಿ ಹೇಳಬೇಕು ಅಂದರೆ ನಾವು ಬೇರೆಯವರು ಮನ ಕಟ್ಟಿರೋ ವಿಶೇಷತೆಗಿಂತ ಹೆಚ್ಚಾಗಿ ನಾವಿವತ್ತು ಸಂಘದ ಒಂದು ಸಮುದಾಯ ಭವನವನ್ನು ಎಲ್ಲರನ್ನೂ ರಿಕ್ವೆಸ್ಟ್ ಮಾಡಿ, ನಮ್ಮ ಸಂಘದವರು ಕೆಲವರು ಗೊತ್ತು ಗೊತ್ತಿಲ್ಲದಿರೋ ಇವನು ಏನೋ ಮಾಡೋಕೆ ಮಾಡ್ತಾನೆ ಅಂತೆಲ್ಲ ಆಡ್ಕೊಂಡಾರೆ ನನ್ನನ್ನು. ನಮ್ಮ ಸಂಘದಲ್ಲಿ ಅರ್ಧ ಜನಕ್ಕೆ ಗೊತ್ತು ಈ ವಿಚಾರ, ಜವರಾಣಿ ಏನು ಮಾಡ್ತಾನೆ ಅಂತೂ ಗೊತ್ತು, ಕೆಲವರು ಇವನು ಏನು ಮಾಡೋಕ್ಕಾಯ್ತಾನ ತಿಳ್ಕೊಳೋರು ಅವರು ಎಲ್ಲರನ್ನೂ ಸರಿ ಉದ್ದುಗಿಸ್ಕೊಂಡು ಆ ಸಂಘದಲ್ಲೇ ಇದ್ಕೊಂಡು ಇವತ್ತು ನಮ್ಮದೇ ಆದ ಒಂದು ವೀರಾಂಜನೇಯ ಸಂಘ ಅಂತ ಈಗ ಹೆಸರಿರೋದು ನಮ್ಮದು. ವೀರಾಂಜನೇಯ ಗಾರೆ ಕೆಲಸ ಸಂಘದ ಒಂದು ಸಮುದಾಯ ಭವನ ಇರಬೇಕು. ನಾವೇನಾದ್ರೂ ಕೂತು ಹೋದ ಕಾಲದಲ್ಲಿ ನಾವು ನಾವು ಬಿಟ್ಟು ಹೋದ ಕಾಲದಲ್ಲಿ ಆದರೂ ನಮ್ಮದೊಂದು ಹೆಸರು ಉಳಿತ ಅಂತೇಳಿ ಈಗ ಒಂದು ಸಮುದಾಯ ಭವನ ಕೆಲಸ ಸ್ಟಾರ್ಟ್ ಆಗಿದೆ, ಅದನ್ನು ಪೂರ್ಣ ಮಾಡಬೇಕು ಅನ್ನೋದೊಂದು ನನ್ನ ಆಸೆ ಇದೆ ಸರ್. ಇನ್ನು ಸ್ವಲ್ಪ ದಿನದಲ್ಲಿ ಒಂದು ವರ್ಷದೊಳಗೆ ಅದು ಪೂರ್ಣ ಆಗುತ್ತೆ. ಅಲ್ಲಿವರೆಗೂ ಇದು ಇಲ್ಲ ಅಂದರೂ ಕೂಡ ಅದೊಂದು ಬಿಲ್ಡಿಂಗ್ ಮಾಡಿದ್ದೀನಿ ಅನ್ನೋ ಒಂದು ತೃಪ್ತಿ ನನಗಿದೆ ಸರ್. ನಾವು ಕಟ್ಟಿರೋದು ಸರ್ RCC ಯಾವ ಮಾಡಿಲ್ಲ ಸದ್ಯಕ್ಕೆ, ನಾವೆಲ್ಲ ಹಿಂದೆ ಮನೆಗಳು ಹಂಚಿನ ಮನೆಗಳು ಮಾಡ್ತಿದ್ದು. ಹಂಚಿನ ಮನೆ ಅಂದರೆ ಕಟ್ಟೋ ಸರ್ಗಳು, ಮಧ್ಯ ಅಂಕಣ ಎತ್ತರ ಕಟ್ಟೋದು, ಆ ಕಡೆಗಳು ಹೊಸರೆಲ್ಲ ಕಟ್ಟೋದು, ಇಲ್ಲ ಹಂಚಿನ ಮನೆಗಳು ಕಟ್ಟಿದ್ದು. ಇಲ್ಲಿ ನಮ್ಮ ಇದೇ ಊರಿನಲ್ಲಿ ಹೆಚ್ಚು ಕಮ್ಮಿ ಸುಮಾರು ಒಂದು 20 ಮನೆಗಳು ಕಟ್ಟಿದ್ದೀನಿ. ಈಗ ಬಸವರಾಜು ನಮ್ಮ ಗುರುಗಳು ಅಂತ ಹೇಳಿದ್ನಲ್ಲ, ಅವರು ನಾನಿಬ್ಬರೇ, ನನ್ನ ಜೊತೆಗೆ ಇಬ್ಬರು ಹುಡುಗರನ್ನ ಕಟ್ಕೊಂಡು ಒಂದು 20 ಮನೆ ಕಟ್ಟಿದ್ದೀವಿ. ಇವತ್ತು ಆ ಮನೆಗಳು ಇವತ್ತಿದೆ, ಕೆಲವು ಮನೆಗಳು ಹೋಗಿವೆ, ಯಾಕೆಂದರೆ ಅವರು ವಾಸ ಮಾಡಿದ ದೃಷ್ಟಿಯಿಂದ ಕೆಲವು ಮನೆಗಳು ಹೋಗಿವೆ. ಇವತ್ತು ಇರೋ ಮನೆಗಳಲ್ಲಿ ಒಬ್ಬರು ಮುದ್ದನಾಯಕರವ್ರ ಮನೆ ಕಟ್ಟಿದ್ವು ಇವತ್ತು. ಆ ಮನೆ ಇವತ್ತು ನಮ್ಗೆ ವಿಶೇಷವಾಗಿ ಅಂತಂದರೆ ಕಷ್ಟ ಮೇಸನ್ ಒಂದನ್ನು ಅನ್ಸಕೊಂಡು ಲೆಕ್ಕಾಚಾರಕ್ಕೆ ಇಲ್ಲದೆ ತಮ್ಮ ಮನೆಯವ್ರ ರೀತಿಯಲ್ಲಿ ನಮ್ಗೆ ಊಟ ತಿಂಡಿ ಕೊಟ್ಕೊಂಡು ಮಾಡಿದ ಕೂಲಿಗೆ ತೊಂದರೆ ಕೊಡದೆ ಒಂದು ವಿಶೇಷವಾಗಿ ನಮ್ಮನ್ನು ನೋಡ್ಕೊಂಡವರು ಅಂದ್ರೆ ಮುದ್ದನಾಯಕರ ಮನೆಯವರು. ಕೆಲವು ನಾವು ಎಷ್ಟೇ ಕೂಲಿ ಮಾಡಿದರೂ ಕೂಡ ನಮ್ಮ ಮೇಸನ್ ಅಂದರೆ ಕೆಲವರು ವಿರೋಧಿಸೋರು ಇರ್ತಾರೆ ಸರ್. ನಾನು ನೀ ಕೆಲಸಕ್ಕೆ ಬಂದಿದ್ದೆ, ನೀನು ಕೂಲಿ ಕೊಡ್ತೀವಿ, ಕೂಲಿ ಇವತ್ತೆಲ್ಲ ನಾಳೆ ಕೊಡ್ತೀವಿ ಹೋಗೋನವರು ಇದ್ದಾರೆ. ನಮ್ಮ ಕೆಲಸಕ್ಕೆ ಬೆಲ ಕೊಡೋರು ಇಲ್ಲ. ಇವ ಶ್ರಮಪಟ್ಟು ಕೆಲಸ ಮಾಡ್ತಾವನ ಅವನ ಶ್ರಮ ಬೆಳಿಗ್ಗೆ ಬಿಸಿಲು ಅಂದರೆ ಬೆಳಗ್ಗಿಂದ ಮಧ್ಯಾಹ್ನ ಕೆಲಸ ಮಾಡಬೇಕಾದ್ರೆ ಸೈಟ್ ಕಟ್ಟಡ ಮಾಡಬೇಕಾದ್ರೆ ನಾವು ಆ ಬೆವ್ರು ಸುರಿಯೋದು ನಮ್ಗೆ ಜ್ಞಾನ ಇರಲ್ಲ. ನಾವು ಕಟ್ಟಡ ಮಾಡಬೇಕು ಕಟ್ಟಡ ಮಾಡಬೇಕು, ಕಾಲಾವಧಿ ಮೇಲೆ ನಿಂತು ಕೆಲಸ ಮಾಡ್ತಾ ಇರ್ತೀವಿ, ಅದ್ರ ಮೇಲೂ ನಮ್ಗೆ ಲಿಗ ಇರಲ್ಲ. ಕಾಲಾವಧಿ ಮೇಲೆ ನಿಂತೀವಿ ಅನ್ನೋ ಲಿಗ ಇಲ್ಲ, ನಮ್ಮ ಭೂಮಿ ಮೇಲೆ ನಿಂತೀವಿ ಅನ್ನೋ ಲೆಕ್ಕಾಚಾರ ಕೆಲಸ ಮಾಡ್ತಾ ಇರ್ತೀವಿ. ಆದರೆ ಆ ಒಂದು ಕಷ್ಟನ ಅವರು ಮನೆ ಕರೆಸ್ಕೊಳ್ಳೋಂಥ ಜನ ಕೆಲವರು ನಮ್ಮನ್ನು ಅರ್ಥ ಮಾಡ್ಕೊಳ್ಳೋ ಈ ಲೆಕ್ಕಾಚಾರಕ್ಕೆಲ್ಲ ಅನುಭವ ಆಗಿದೆ ನಮ್ಮ
1: ಸರ್. ಈಗ ತಾವು ಮಾತಾಡ್ತಾ ಹೇಳಿದ್ರೆ ಈಗ ನಿಮ್ಮ ಕೆಲಸದಲ್ಲೇ ನೀವು ತೊಡಗಿಸ್ಕೊಂಡಾಗ ನಿಮಗೆ ಒಂದು ಎಲ್ಲಿ ಕೆಲಸ ಮಾಡ್ತಾ ಇದ್ದೀವಿ, ಯಾವ ರೀತಿ ಕೆಲಸ ಮಾಡ್ತಾ ಇದ್ದೀವಿ ಅನ್ನೋದು ಸಹ ಅನುಭವಕ್ಕೆ ಬರದೆ ಒಂದು ಗಳಗಳ ಮೇಲೆ ನಿಂತಿದ್ರು ಸಹ ನೀವು ನೆಲದ ಮೇಲೆ ನಿಂತಿದ್ದೀನಿ ಅಂತ ಭಾವಿಸ್ಕೊಂಡು ನಿಮ್ಮ ಕೆಲಸದಲ್ಲೇ ನಿಮ್ಮನ್ನು ಸಂಪೂರ್ಣವಾಗಿ ತೊಡಗಿಸ್ಕೊಂಡಿರ್ತೀರ. ಅಂಥ ಒಂದು ಕಷ್ಟದ ಒಂದು ಸಂದರ್ಭದಲ್ಲೂ ಸಹ ನೀವು ಇಲ್ಲಿ ತನಕ ಕಟ್ಟಿದಂತಹ ಮನೆ ಅಥವಾ ಕಟ್ಟಡಗಳಾಗಿರ್ಬೋದು, ಅವುಗಳನ್ನ ಜನರಾಗಿರ್ಬೋದು ಅಥವಾ ಮನೆಯವರಾಗಿರ್ಬೋದು ಅವುಗಳನ್ನ ನೋಡಿ ಮೆಚ್ಚಿಕೊಂಡು ನಿಮಗೆ ಏನಾದರೂ ಈ ರೀತಿ ಒಂದು ಚೆನ್ನಾಗಿ ಕಟ್ಕೊಟ್ಟಿದ್ದೀರಾ ಅನ್ನೋ ರೀತಿಯಲ್ಲಿ ಏನಾದರೂ ನಿಮಗೆ ಸಂತೋಷವಾಗಿ ಅವ್ರು ತಿಳಿಸಿದಾಗ ನಿಮ್ಮ ಮನಸ್ಸಿಗೆ ಏನನ್ಸುತ್ತೆ ಅದ್ರ ಬಗ್ಗೆ ಹೇಳೋದಾದ್ರೆ?
0: ಸರ್, ಹೇಳಬೇಕು ಅಂದರೆ ನಮ್ಗೆ 1989 ಆಚೆಗೆ ಈ ಬಸವರಾಜು ಜವರನಾಯಕ ಅವರು ಕೆಲಸ ಮಾಡ್ತಿರೋದು ಭಾಳ ತೃಪ್ತಿಯಾಗಿ ಚೆನ್ನಾಗಿ ಕೆಲಸ ಮಾಡ್ತಾರೆ, ಅವ್ರಿಗೆ ಕೊಡಬೇಕು ಮನೆಗಳನ್ನ ಅಂತ ಎಷ್ಟೋ ಜನ ನಮ್ಮ ಹತ್ರಕ್ಕೆ ಬರ್ತಿದ್ರು. ಮನೆ ಹಂಚಿನ ಮನೆ, ಒಂದು ಮನೆ ಮಾಡಿದ್ರೆ ಮನೆಗಳನ್ನ ಫಿನಿಷಿಂಗ್ ನೆಲಗಾರ ಮಾಡ್ಕೊಂಡು ಮುಡ್ತು ಅಂತಂದರೆ ಕೆಲಸ ಒಳ್ಳೆ ಕೆಲಸ ಮಾಡ್ತಾರೆ ಇವರು ಅಂತ ನಮ್ಮನ್ನು ಭಾಳ ಖುಷಿ ಪಡ್ತಿದ್ರು. ಅವರು ನಮ್ಗೆ ಲಾಸ್ಟ್ ಟೈಮಲ್ಲಿ ಕೆಲವು ಜನ ನೀವು ಮಾಡಿದ್ರೆ ಕೆಲಸಕ್ಕೆ ತಕ್ಕ ಸಾಯಂಕಾಲ ಟೈಮು ಅಂತೇಳಿ ಏನೋ ಒಂದಷ್ಟು ಕಾಸು ಕೊಡ್ತಿದ್ರು ನಮಗೆ ಎಕ್ಸ್ಟ್ರಾ, ಆ ಲೆಕ್ಕಾಚಾರಕ್ಕೆಲ್ಲ ನೋಡ್ಕೋತಿದ್ರು. ಈಗ ಇನ್ನೊಂದು ಮಾಡಲಾಗಿ RCC ಬಂದಾಗ ಕೆಲವು ಹುಡುಗರೆಲ್ಲ ಇವತ್ತು ಹೊಸ ಹೊಸ ಪ್ಯಾಸಿನ್ ಕಲ್ತಿದ್ದು ಈಚೆಗೆ ಕೆಲವು ಹುಡುಗರೆಲ್ಲ ಒಳ್ಳೊಳ್ಳೆ ಕೆಲಸ ಮಾಡ್ತಾರೆ, ಅವ್ರ ಲೆಕ್ಕ ಗಮನ ಇರ್ತದೆ. ಇವತ್ತು ಹಿಂದಿನ ಕೆಲಸ ಕೂಡ ಅಂತೆ ಹಿಂದೆ ಮಾಡ್ತಿದ್ರು, ಹಿಂಗೆ ಮಾಡ್ತಿದ್ರು ಕೆಲಸ, ಆ ರೀತಿ ಕಟ್ಟಡ ಇವತ್ತು ಮಾಡಬೇಕು.

0: ಹೂವನ್ನ ಲೆಕ್ಕಾಚಾರಕ್ಕೆ ಅವ್ರೆ. ನಾವು ಗೋವಿಂದ ನಾಯ್ಕರ್ ಅಂತೇಳಿ ಈಗ ನಮ್ಮ ಬ್ಯಾಂಕ್ದು ಬಿಲ್ ಕಲೆಕ್ಟ್ರು. ಆ ಮನೆ ಕೆಲಸ ನೆನೆ ಮೊನ್ನೆ ಕಟ್ಟಡ ಮಾಡಿದ್ವಿ ನಮ್ಮ ಚಿಕ್ಕಣ್ಣ ಅಂತವ್ರ ಜೊತೆ ಸೇರಿ. ಫಿನಿಷಿಂಗು ಮಾಡ್ತಾವ್ರೆ, ಇನ್ನು ಸ್ವಲ್ಪ ಬಾಕಿ ಇದೆ ಅಷ್ಟೇ. ಆ ಗೋಡೆ ಕಟ್ಟಿರೋದನ್ನ ನೋಡ್ಬಿಟ್ಟು ಯಾರು ಕಟ್ಟಿದ್ರು ಗೋಡೆನ ಅಂತ ಕೇಳಾರ, ಮಣ್ಣು ಗೋಡೆ, ಈ ಗೋಡೆನ ಯಾರು ಮಾಡಿದ್ರು ಅಂತ ಹೇಳೋರು. ಆ ಗೋಡೆ ಸೈನಿಂಗ್ ನೋಡಿ, ಆ ರೀತಿ ಇವತ್ತು ಕೂಡ ಜನ ನಮ್ಮ ಮೆಚ್ಚುಗೆ ಇದೆ
1: ಸರ್. ಹಣದ ಒಂದು ಹರಿವು ಹೆಚ್ಚಾಗಿರುವಂತಹ ಬೇರೆ ವೃತ್ತಿಗಿಂತ ಈ ವೃತ್ತಿ ಬದುಕು ನಿಮಗೆ ನೀಡಿದಂತಹ ಅತಿ ದೊಡ್ಡ ಗೌರವ ಅಥವಾ ಪ್ರೀತಿ ಯಾವುದು ಅನ್ನೋದ್ರ ಬಗ್ಗೆ ತಿಳಿಸೋದಾದ್ರೆ
0: ಸರ್, ನಮ್ಮ ಪ್ರೀತಿ ಅಂತ ಹೇಳಿದ್ರೆ ನೀವು ಫಸ್ಟೇ ಒಂದು ಪ್ರಶ್ನೆ ಬಂತು ನಮಗೆ, ನೀವು ಕಾರ್ಮಿಕರಾಗಿ ಬೇರೆಯವ್ರ ಮನೆ ಕಟ್ತೀರಿ, ನಿಮ್ಮ ಮನೆ ಯಾಕೆ ಕಟ್ಕೊಳ್ಳಲ್ಲ ಅಂತ. ನಾವು ಬೇರೆಯವ್ರಿಗೊಂದು ನೆರಳು ಮಾಡ್ತೀವಿ ಅನ್ನೋ ಖುಷಿ ನಮಗಿದೆ. ಈಗ ಅವ್ರಿಗೂ ಸಾಲ ಮಾಡ್ತಾರೆ, ಸಂಪಾದನೆ ಮಾಡ್ತಾರೆ, ನಮಗೆ ಗೊತ್ತಿಲ್ಲ. ಅವ್ರದ್ದು ಏನಿದೆ ಆ ಒಂದು ನಾವೊಂದು ವೃತ್ತಿಯಿಂದ ಅವ್ರಿಗೊಂದು ನೆರಳು ಮಾಡ್ಕೊಡ್ತೀವಿ, ನಮಗಿಲ್ಲ ಅಂದರೂ ಅವ್ರಿಗೊಂದು ನೆರಳು ಮಾಡ್ತೀವಿ ಅನ್ನೋ ತೃಪ್ತಿ ನಮಗಿದೆ ಸರ್. ಆ ಲೆಕ್ಕಾಚಾರದಲ್ಲಿ ಕೆಲವು ಒಳ್ಳೆ ಕೆಲಸ ನಮಗೆ ಇದೇ ನಮಗೊಂದು ಒಳ್ಳೆ ಕೆಲಸ ನಮ್ಮ ಒಂದು ವೃತ್ತಿಯಲ್ಲಿ ನಾವು ಆ ಕೆಲಸ ಮಾಡ್ಕೋತೀವಿ
1: ಸರ್. ನಿಮ್ಮ ಒಂದು ಈ ವೃತ್ತಿಗೆ ಸರ್ಕಾರದಿಂದ ಅಥವಾ ಸಮಾಜದಿಂದ ಇನ್ನಷ್ಟು ಯಾವ ರೀತಿಯ ಒಂದು ಬೆಂಬಲದ ಅವಶ್ಯಕತೆ ಇದೆ ಅಂತ ತಾವು ಹೇಳೋದಕ್ಕೆ ಬಯಸ್ತೀರಾ?
0: ಸರ್, ಈಗ ಇತ್ತೀಚೆಗೆ ನಾವು ಒಂದು ಕಾರ್ಮಿಕರಾಗಿ ಇದೀವಿ ಅನ್ನೋದಕ್ಕೆ ನಮ್ಮನ್ನ ಗೊತ್ತೇಪಡಿಸಿರಲಿಲ್ಲ. ನಾನು 2015 ನನಗೆ ಒಂದು ಪೇಪರ್ ಸ್ಟೇಟ್ಮೆಂಟಲ್ಲಿ ಕಾರ್ಮಿಕ ಇಲಾಖೆಯಿಂದ ಇಂಥ ವೃತ್ತಿಗೆ ಮಾಡೋಂಥವ್ರದ್ದು ಸರ್ಕಾರದಿಂದ ಅವ್ರಿಗೆ ಕೆಲವು ಸವಲತ್ತುಗಳು ಸಲಕರಣೆಗಳು ಸಿಗ್ತಾವೆ ಅಂತ ಗೊತ್ತಾಯ್ತು ಪೇಪರಲ್ಲಿ. ಆಗ ಆಫೀಸ್ ಎಲ್ಲಿದೆ ಅಂತ ನನಗೆ ಗೊತ್ತಿರಲಿಲ್ಲ. ಆಗ ನಂದೇ ಆದ ಒಂದು ಯೋಚನೆ ಮಾಡಿ ನಾನು ಎಸ್ಸಿ ಅವ್ರಿಗೊಂದು, ತಹಸೀಲ್ದಾರ್ಗೊಂದು, ಮತ್ತು DC ಆಫೀಸ್ಗೊಂದು ಒರಿಜಿನಲ್ ಲೆಟ್ರನ್ನ ಕಳಿಸ್ದೆ. ನಾವು ಕಾರ್ಮಿಕರು ಇಷ್ಟು ಚೆನ್ನಾಗಿ ನಾವು ಇದ್ದ ಅಂತ ಊರಲ್ಲಿದ್ದೀವಿ ಸರ್, ನಮ್ಗೆ ಕಾರ್ಮಿಕ ಆಫೀಸ್ ಅಂತ ಗೊತ್ತಿಲ್ಲ, ದಯಮಾಡಿ ಆ ಕಾರ್ಡ್ಗಳು ನಾವು ಮಾಡ್ಸ್ಕೋಬೇಕಾದ್ರೆ ಯಾವ ರೀತಿ ಮಾಡ್ಕೋಬೇಕು, ಯಾವ ಆಫೀಸ್ ಎಲ್ಲಿದೆ ಅನ್ನೋ ನಮ್ಗೆ ಗಮನ ಗೊತ್ತಿಲ್ಲ, ನಮ್ಗೆ ತಿಳಿಸ್ಕೊಡಿ ಅಂತ ಅವ್ರಿಗೆ ಕೊಟ್ಟೆ ಅಂದರು. ಆ ಪ್ರತಿಫಲವಾಗಿ ನನಗೆ ತಹಸೀಲ್ದಾರಿಂದ ನಮಗೊಂದು ವಾಪಸ್ ಬಿಟ್ಟು ಬಂತು, ಇಂಥ ದಿನ ಆಫೀಸರ್ ಬರ್ತಾರೆ, ಅವತ್ತು ನೀವು ಅವ್ರ ಕಡೆಯಿಂದ ಕಾರ್ಡ್ಗಳು ಮಾಡಿಸ್ಕೊಳ್ಳಿ ಅಂತೇಳಿ ಬಂತು. ಬಂದ ಒಂದು 15 ಪಾಪ ಬಂದು ಸರ್ಗುರ್ಲಿ ಲೇಬರ್ ಆಫೀಸಿಗೆ ಒಂದು ಗಂಡ ಹೆಂಡತಿ ಇಬ್ಬರು ಬಂದು ಕಾಯ್ಕೊಂಡು ನನಗೆ ಫೋನ್ ಮಾಡಿ, ನಾನು ಬರೋದು ಎಲ್ಲೇ ಹೋಗಿದ್ದೆ, ನಾನು ಬರೋ ಗಂಟೆ 4:30 ಆದರೂ ಮಧ್ಯಾಹ್ನ ಬಂದವರು 4:30 ಆದರೂ ಸರ್ಗೂರಲ್ಲಿ ಸಿಕ್ಕಿ ಫಾರ್ಮೆಟ್ ಎಲ್ಲ ಕೊಟ್ಟು, ನೋಡಪ್ಪ ಈ ರೀತಿಯಲ್ಲಿ ಫಾರ್ಮೆಟ್ ಎಲ್ಲ ಫಿಲಪ್ ಮಾಡಿ ಕೊಟ್ಟರೆ ನಿಮ್ಗೆ ಕಾರ್ಡ್ ಮಾಡ್ಕೊಡ್ತೀವಿ ಅಂತೇಳಿ ಅವರು ಆ ಕಾರ್ಡ್ನ ತಂದು ನಮ್ಮೂರಿನಲ್ಲೇ ಕುಣಿಸಿ 60 ನಾನು ಲೇಬರ್ ಕಾರ್ಡ್ನ ಮಾಡಿಸ್ಕೊಟ್ಟೆ. ಇವತ್ತು ಅದರ ಪ್ರತಿಫಲ ತಗೊಂಡಿದ್ದೀವಿ. ಈ ಕೊರೋನಾ ಟೈಮಲ್ಲಿ ಕೆಲವು ಕೆಲಸ ಮಾಡದಿದ್ದವ್ರಿಗೆಲ್ಲ ಹಣಕಾಸು ಬಂತು, ಆಗ ಎಲ್ರಿಗೂ 5,000 ದುಡ್ಡು ಬಂತು ತಗೊಂಡ್ರು. ಕೆಲವು ಈಗಲೂ ಕೂಡ ನಮಗೆ ನೋಡಿ ಕಿಟ್ ಎಲ್ಲ ಕೊಟ್ಟಿದ್ದಾರೆ, ಈಗ ಅವೆಲ್ಲ ನಮ್ಮ ಸೇಫ್ಟಿ ಕಿಟ್ಗಳವು ಅವೆಲ್ಲ ಕೊಡ್ತಾಯಿದ್ದಾರೆ. ಈಗ ಮೊದಲಿನಂತೂ ಇತ್ತಿಲ್ಲ, ಈಗ ಸ್ವಲ್ಪ 2015 ಈಚೆಗೆ ಕೆಲವು ನಮ್ಮ ಲೇಬರ್ ಆಫೀಸಿಂದ ಕೆಲವು ಇವನ್ನ ಕೊಡ್ತಾಯಿದ್ದಾರೆ ನಾವು.
1: ಸರ್, ಈ ವೃತ್ತಿ ನಿಮಗೆ ತೃಪ್ತಿಯನ್ನು ಕೊಟ್ಟಿದೆಯಾ? ಎಷ್ಟು ಸಂತೃಪ್ತಿಯನ್ನು ಈ ವೃತ್ತಿ ನಿಮಗೆ ನೀಡಿದೆ?
0: ಹೇಳಬೇಕು ಅಂದರೆ ಸರ್, ನನ್ನ ಇನ್ನೂ ಜೀವ ಇರೋಗಂಟು ನಾನು ಈ ತೃಪ್ತಿ ಕೆಲಸ ಮಾಡಲೇಬೇಕು ಅನ್ನೋ ನನ್ನ ತೃಪ್ತಿ ಇದೆ. ಯಾಕಂದರೆ ಇದರಿಂದ ನಾವು ಬದುಕಿದ್ದೀವಿ, ಇದರಿಂದ ನಾನು ಒಂದು ಇವತ್ತು ನನ್ನ ಗಾರೆ ಕೆಲಸದಲ್ಲಿದ್ದರೂ ಕೂಡ ಬೇರೆ ಜನ ಗುರುತಿಸ್ತಾರೆ. ನಾನು ಅವ್ನು ಮೇಸನಾಗಿದ್ದರೂ ಕೂಡ ಅವ್ನು ದುಡಿದು ಅನ್ನ ತಿಂತಾನೆ, ಬೇರೆ ಯಾವಾಗ ಬರ್ತಾವನ, ಇಂಥ ವ್ಯಕ್ತಿಗಳನ್ನ ನೀವು ಅವಲಂಬಿಸಿ ಅನ್ನೋ ಲೆಕ್ಕಾಚಾರಕ್ಕೆ ಹೇಳೋ ಜನ ಇದ್ದಾರೆ. ಅದರಿಂದ ನನಗೆ ತುಂಬ ತೃಪ್ತಿ ಇದೆ ಸರ್ ಈ ಕೆಲಸದಿಂದ.
1: ಸರ್, ಕೊನೆಯದಾಗಿ ಇವತ್ತಿನ ಒಂದು ಯುವ ಪೀಳಿಗೆಯವರಿಗೆ ಅಥವಾ ಈ ಕ್ಷೇತ್ರಕ್ಕೆ ಬರಲು ಇಷ್ಟಪಡೋಂಥವ್ರಿಗೆ ನೀವೇನಾದರೂ ಸಂದೇಶವನ್ನು ಕೊಡೋದಾದರೆ ಏನಂತ ಕೊಡೋದಕ್ಕೆ ಬಯಸ್ತೀರಾ?
0: ನಾನು ಈ ಒಂದು ಸಂದರ್ಭದಲ್ಲಿ ನಮ್ಮ ಕಾರ್ಮಿಕ ಬಂಧುಗಳಲ್ಲಿ ಯುವಕರಿಗೆ ನಾನು ತಿಳಿಸೋದಿಷ್ಟೇ ಸರ್. ಇವತ್ತು ಕೆಲವರಲ್ಲಿ ಇಂದಿನ ಒಂದು ಭಯ ಅನ್ನೋದಿಲ್ಲ ಸರ್. ಇವತ್ತು ನಮ್ಮ ಯುವಕರಲ್ಲಿ ಕೆಲಸ ಮಾಡ್ತೀನಿ, ಅವ್ರದೇ ಆದ ಒಂದು ಭಯ ಅನ್ನೋದಿರಲ್ಲ. ದಯಮಾಡಿ ನೀವೇನೇ ಕೆಲಸ ಮಾಡಿ 12 ಮೇಲೆ ಕೆಲಸ, ಅದು ಕಾಲಾವಧಿ ಕೆಲಸಗಳು ಹೋಯಿತು ಅಂದಾಗ ನಿಮ್ಮ ಸೇಫ್ಟಿ, ಈಗ ನಿಮ್ಮ ಸೇಫ್ಟಿ ಅದನ್ನು ಸೇಫ್ಟಿ ಬೆಲ್ಟಾರು ಹಾಕೊಳ್ಳಿ, ಇಲ್ಲ ಕಾಲಾವಧಿ ಕಟ್ಟುವಾಗ ಹಿಂಬದಿಯಲ್ಲಿ ನಿಮ್ಗೆ ಫೋರ್ಸ್ಗಳು ಕಟ್ಟುಗಳು ಜೋಪಾನವಾಗಿ ಕೆಲಸ ಮಾಡಿ. ಇವತ್ತು ನೀವು ಏನು ಕೆಲಸ ಮಾಡ್ತಿರೋದು ಮುಂದೆ ನಿಮ್ಗೆ ಒಂದು ಒಳ್ಳೇದಾಗಬೇಕು. ಇವತ್ತೇನಾದ್ರು ಕೆಟ್ಟದಾಯಿತು ಅಂದಾಗ ನಿಮ್ಮ ಮುಂದೆ ನೋಡೋರಿರಲ್ಲ. ದಯಮಾಡಿ ನಿಮ್ಮ ಭಯ ನಿಮ್ಮ ಕೈಲಿರಲಿ, ಕೆಲಸ ಮಾಡುವಾಗ ನೀವು ಒಂದು ಒಳ್ಳೆ ರೀತಿಯಲ್ಲಿ ನಿಮ್ಮ ಕಾಲಾವಧಿಗಳನ್ನ ಬಿಗಿಯಾಗಿ ಕಟ್ಕೊಂಡು ಒಳ್ಳೆ ಕೆಲಸ ಮಾಡ್ರಪ್ಪ ಅಂತೇಳಿ ನಾನು ಅವ್ರಿಗೆ ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ.
1: ನಿಮ್ಮ ಒಂದು ಮಾತುಗಳನ್ನ ಕೇಳ್ತಾ ಇದ್ರೆ ಕಲೆಯ ಮೇಲಿನ ನಿಮ್ಮ ಒಂದು ನಿಷ್ಠೆ ಎಂಥವರಿಗೂ ಸಹ ಸ್ಫೂರ್ತಿ ನೀಡೋ ತರ ಇದೆ. ಜೀವನದ ಒಂದು 7 ಬೀಳುಗಳ ನಡುವೆ ಕಲೆಯನ್ನೇ ಉಸಿರಾಗಿಸಿಕೊಂಡ ನಿಮ್ಮ ಬದುಕು ಹೀಗೆ ಸಾರ್ಥಕವಾಗಿರಲಿ ಅಂತ ಹೇಳ್ತಾ, ಆತ್ಮೀಯ ಶ್ರೋತೃಗಳೇ, ಇಂದು ನಾವು ಆಗತ್ತೂರಿನ ಗ್ರಾಮದ ನಿವಾಸಿಗರಾಗಿರುವ ಹಾಗೂ ಗಾರೆ ಕೆಲಸದ ವೃತ್ತಿಯಲ್ಲೇ ತಮ್ಮ ಜೀವನವನ್ನು ನಡೆಸಿಕೊಂಡು ಬಂದಿರುವ ಶ್ರೀಯುತ ಜವರನಾಯಕರವರ ಬದುಕಿನಲ್ಲಿರುವ ವೃತ್ತಿ ಸಂತೃಪ್ತಿಯನ್ನು ಕಂಡುಕೊಂಡೆವು. ಕೇವಲ ಹಣಗಳಿಕೆಗಿಂತ ತಮ್ಮ ಕೆಲಸದಲ್ಲಿ ಗೌರವ, ಕೌಶಲ್ಯ ಮತ್ತು ಕಲೆಯ ತೃಪ್ತಿಯಲ್ಲಿ ನಿಜವಾದ ಸಂತೋಷ ಇರುವುದು ಎಂದು ಅವರ ಮಾತಿನಿಂದ ನಾವು ಅರಿತುಕೊಂಡೆವು. ನಮ್ಮೊಂದಿಗೆ ಮಾತನಾಡಿ ತಮ್ಮ ಅಮೂಲ್ಯ ಸಮಯ ಮತ್ತು ಅನುಭವಗಳನ್ನು ಹಂಚಿಕೊಂಡ ಶ್ರೀಯುತರಾದಂತಹ ಜವರನಾಯಕರವರಿಗೆ, ನಮ್ಮಿಂದ ಹಾಗೂ ಸಮಸ್ತ ಜನಧ್ವನಿ ಕೇಳುವರಿಂದ ಋತುಪುರ

0: ಧನ್ಯವಾದಗಳು ಸರ್.
1: ಧನ್ಯವಾದ.
0: ಮತ್ತಷ್ಟು ಆಸಕ್ತಿದಾಯಕ ವ್ಯಕ್ತಿಗಳು ಮತ್ತು ಅವರ ವೃತ್ತಿ ತೃಪ್ತಿಯ ಕಥೆಗಳೊಂದಿಗೆ ಮುಂದಿನ ವಾರ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ಧನ್ಯವಾದಗಳು.
2: ವೃತ್ತಿ ಸಂತೃಪ್ತಿ,
3: ಕಾಯಕವೇ ಕೈಲಾಸ.
2: ಪ್ರತಿಯೊಂದು ಕೆಲಸಕ್ಕೂ ಅದರದೇ ಆದ ಮಹತ್ವವಿರುತ್ತದೆ.
3: ಯಾವ ವೃತ್ತಿಯು ಕೀಳಲ್ಲ, ಯಾವ ವೃತ್ತಿಯು ಮೇಲಲ್ಲ.
2: ವೃತ್ತಿಯನ್ನು ನಾವು ಗೌರವಿಸಿದರೆ ಅದು ನಮ್ಮನ್ನು ಬೆಳೆಸುತ್ತದೆ.
3: ಇಲ್ಲದರ ಬಗ್ಗೆ ಚಿಂತಿಸಿ ಕೂರುವುದಕ್ಕಿಂತ ಇರುವುದರಲ್ಲಿ ತೃಪ್ತಿ ಪಡೆಯುವುದೇ ಜೀವನ.
2: ಪ್ರತಿಯೊಬ್ಬರಿಗೂ ತಮ್ಮ ವೃತ್ತಿ ಅವರ ಜೀವನಕ್ಕೆ ಎಷ್ಟು ತೃಪ್ತಿ ನೀಡಿದೆ ಎಂಬುದನ್ನು ಅವರ ಮೂಲಕವೇ ಅನಾವರಣಗೊಳಿಸುವ ಕಾರ್ಯಕ್ರಮವೇ
4: ವೃತ್ತಿ ಸಂತೃಪ್ತಿ.
5: ತಪ್ಪದೇ ಕೇಳಿ ನಿಮ್ಮ ನೆಚ್ಚಿನ ಜನಧ್ವನಿ ಬಾನುಲಿಯಲ್ಲಿ. ಇದುವರೆಗೂ ಗಾರೆ ಕೆಲಸದ ವೃತ್ತಿ ಅನಾವರಣ ಕುರಿತು ವೃತ್ತಿ ಸಂತೃಪ್ತಿ ಕಾರ್ಯಕ್ರಮವನ್ನು ಕೇಳಿದಿರಿ. ಕಾರ್ಯಕ್ರಮದಲ್ಲಿ ಭಾಗಿಯಾದವರು ಆಗತೂರು ಗ್ರಾಮದ ನಿವಾಸಿಗರಾದ ಶ್ರೀಯುತ ಜವರನಾಯ್ಕರ್ ಅವರು. ಇನ್ನು ಮುಂದೆ ಕೇಳಿ ಬರೋಣ ಭಗವದ್ಗೀತೆಯ ಶ್ಲೋಕದ ಅರ್ಥ ಹಾಗೂ ಮುದ್ದುರಮನ ಪದ್ಯದ ಕುರಿತು ಗೀತಾಸುನಾದ ಕಾರ್ಯಕ್ರಮ.
6: ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು?
7: ಜೀವನದಲ್ಲಿ ಸಮಚಿತ್ತತೆಯನ್ನು ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ?
6: ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ?
7: ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನು ನೀಡುತ್ತದೆ.
6: ಬನ್ನಿ ಈ ಗೀತೆಯ ಸಾರವನ್ನು ತಿಳಿಯೋಣ.
7: ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ರವರ ಧನಿಯಲ್ಲಿ ಗೀತಸುನಾದ ಕಾರ್ಯಕ್ರಮ.
6: ತಪ್ಪದೆ ಕೇಳಿ ಪ್ರತಿದಿನ ಬೆಳಗ್ಗೆ 8:35,
7: ಮರುಪ್ರಸಾರ 6:30 ನಿಮಿಷಕ್ಕೆ ನಿಮ್ಮ ಜನಧ್ವನಿ ಬಾನುಲಿಯಲ್ಲಿಯೇ.

0: ಭಗವದ್ಗೀತೆಯ 8ನೇ ಅಧ್ಯಾಯವಾಗಿರುವ ಅಕ್ಷರ ಪರಬ್ರಹ್ಮ ಯೋಗದ 12 ಮತ್ತು 13ನೆಯ ಶ್ಲೋಕ.
1: ಸರ್ವದ್ವಾರಾಣಿ ಸಂಯಮ್ಯ ಮನೋಹೃದಿ ನಿರುದ್ಧ್ಯ ಚ ಮೂರ್ಧ್ಯಾದಾಯಾತ್ಮನಃ ಪ್ರಾಣಂ.

ಇಂದ್ರಿಯಗಳ ಸರ್ವದ್ವಾರಗಳನ್ನು ತಡೆದು ಮನಸ್ಸನ್ನು ಹೃದಯದಲ್ಲಿ ಸ್ಥಿರಗೊಳಿಸಿ ಪ್ರಾಣವಾಯುವನ್ನು ಶಿರಕ್ಕೆ ಏರಿಸಿ ಸಮಾಧಿಸ್ಥನಾಗಿ ಓಂ ಎಂಬ ಏಕಾಕ್ಷರ ಬ್ರಹ್ಮದ ಉಚ್ಚಾರಣೆಯನ್ನ ಮಾಡುತ್ತಾ ಭಗವಂತನಾದ ನನ್ನನ್ನು ಸ್ಮರಿಸುತ್ತಾ ಯಾವ ಮಾನವ ಈ ದೇಹತ್ಯಾಗ ಮಾಡುವನೋ ಅವನಿಗೆ ಪರಮ ಗತಿ ಸಿಗುತ್ತದೆ ಎಂಬ ಅದ್ಭುತವಾದ ಅಂಶವನ್ನ ಇಲ್ಲಿ ಕೃಷ್ಣ ತಿಳಿಸ್ತಾ ಇದ್ದಾನೆ. ಹಾಗಾಗಿ ಸಂಯಮ ಎಂಬುವಂಥದ್ದು ಇಂದ್ರಿಯಗಳನ್ನು ಸ್ಥೂಲವಾಗಿ ಮತ್ತು ಸೂಕ್ಷ್ಮವಾಗಿ ನಿಗ್ರಹಿಸುವುದಕ್ಕೆ ಅನ್ವಯಿಸುವಂಥದ್ದು. ಮೊದಲು ಸ್ಥೂಲವಾಗಿ ಇಂದ್ರಿಯಗಳು ಅದರ ವಿಷಯ ಕಡೆಗೆ ಹೋಗದಂತೆ ನೋಡಿಕೊಳ್ಬೇಕು. ಅನಂತರ ಮನಸ್ಸಿನಲ್ಲಿರುವ ಸೂಕ್ಷ್ಮ ವಾಸನೆಗಳನ್ನ ಅದಕ್ಕೆ ವಿರೋಧವಾದ ಭಾವನೆಗಳಿಂದ ತೊಳೆಯಬೇಕು. ಇಂದ್ರಿಯಗಳಲ್ಲಿ ಒಂದರಷ್ಟೇ ಮತ್ತೊಂದು ನಮ್ಮನ್ನು ಪತನಕ್ಕೆ ಒಯ್ಯುವುದು. ಒಂದು ಬಾಗಿಲನ್ನು ಮುಚ್ಚಿದರೆ ಸಾಲದು, ಮತ್ತೊಂದು ಬಾಗಿಲಿನ ಮೂಲಕ ಹೆಚ್ಚಾಗಿ ಹೋಗುವಂಥದ್ದು. ಆದ ಕಾರಣವೇ ಹೊರಗೆ ಹೋಗುವ ಎಲ್ಲ ಬಾಗಿಲುಗಳನ್ನ ನಾವು ಮುಚ್ಚಬೇಕು. ಮನಸ್ಸನ್ನ ಹೃದಯದಲ್ಲಿ ನೆಲೆಸುವಂತೆ ಮಾಡಬೇಕು, ಅದನ್ನ ಅಂತರ್ಮುಖ ಮಾಡಬೇಕು. ದೇವರೆಲ್ಲೋ ಹೊರಗೆ ಸಿಕ್ಕುವವನಲ್ಲ. ಅವನನ್ನ ತಡಕಬೇಕಾದ್ರೆ ನಾವು ಒಳಗೆ ಮುಳುಗಬೇಕು. ಅದಕ್ಕೆ ಯೋಗಿಗಳು ಧ್ಯಾನ ಮಾಡುವಾಗ ಕಣ್ಣನ್ನು ಮುಚ್ಚಿಕೊಂಡಿರ್ತಾರೆ. ಅವರೆಲ್ಲೋ ಆಕಾಶದ ಕಡೆಗೆ ನೋಡುತ್ತಿರುವವರಲ್ಲ. ಹೊರಗಿಗಿಂತ ಆಳವಾಗಿರುವುದು ಒಳಗೆ. ಹೊರಗಿನದು ಒಳಗಿನ ಎಲ್ಲೋ ಒಂದು ಸಣ್ಣ ಅಂಶ. ಅದಕ್ಕೆ ಯೋಗಿ ತನ್ನಲ್ಲಿಯೇ ಹಿಂದೆ ಹೋಗುವನು. ಪ್ರಾಣವಾಯುವು ಉಳಿದ ಕಾಲದಲ್ಲಿ ದೇಹದ ಎಲ್ಲ ಕಡೆಯೂ ವ್ಯಾಪಿಸಿಕೊಂಡಿರ್ತದೆ. ಆದರೆ ಅಂತ್ಯಕಾಲದಲ್ಲಿ

0: ಯೋಗಿ ಅದನ್ನೆಲ್ಲ ಸೆಳೆದುಕೊಂಡು ಶಿರದಲ್ಲಿ ನಿಲ್ಲಿಸ್ತಾನೆ. ಆಕಾಶ ವಿಮಾನ ಅನ್ನುವಂಥದ್ದೇನಿದೆ ಅದು ಹಾರಿ ಹೋಗುವುದಕ್ಕೆ ಮುಂಚೆ ವಿಮಾನ ನಿಲ್ದಾಣದಲ್ಲಿ ಇರುವಂತೆ, ಹಾಗೆಯೇ ಪ್ರಾಣ ಈ ಶಿರೋ ಮಧ್ಯದಲ್ಲಿರುವುದು ಈ ದೇಹವನ್ನು ಬಿಡುವುದಕ್ಕೆ ಮುಂಚೆ. ಆಗ ಓಂಕಾರವನ್ನ ಮನಸ್ಸಿನಲ್ಲಿಯೇ ಉಚ್ಚರಿಸುತ್ತಿರುವನು. ಓಂಕಾರವೇ ಶಬ್ದ ಬ್ರಹ್ಮ, ಅದನ್ನು ಸಂಕ್ಷಿಪ್ತ ಬ್ರಹ್ಮವೆಂದೂ ಕೂಡ ಕರೆಯಬಹುದು. ಅದು ಸಗುಣ ಮತ್ತು ನಿರ್ಗುಣ ಉಪಾಸನೆಗಳೆರಡಕ್ಕೂ ಸೇತುವೆಯಂತೆ ಇರುವುದು. ಓಂಕಾರವನ್ನ ಉಚ್ಚರಿಸುತ್ತಾ, ಅದಕ್ಕೆ ಸಂಬಂಧಪಟ್ಟ ಭಾವನೆಯನ್ನು ಚಿಂತಿಸುತ್ತಾ ಪ್ರಾಣವನ್ನು ತ್ಯಜಿಸಿದವನು ಶ್ರೇಷ್ಠವಾದ ಗತಿಯನ್ನ ಪಡೆಯುತ್ತಾನೆ. ಶ್ರೇಷ್ಠವಾದ ಗತಿ ಎಂದರೆ ಹಿಂತಿರುಗಿ ಬರದೇ ಹೋಗುವಂತಹ ಒಂದು ಸ್ಥಿತಿ. ಅವನು ಹುರಿದ ಬೀಜದಂತೆ ಆಗುತ್ತಾನೆ. ಸಂಸ್ಕಾರಗಳೆಲ್ಲ ದಗ್ಧವಾಗಿ ಹೋಗುತ್ತವೆ. ಮತ್ತೊಮ್ಮೆ ಜನ್ಮವೆತ್ತಿ ಬರುವುದಕ್ಕೆ ಬೇಕಾದ ಆಸೆಯ ಮೊಳಕೆಯೇ ಅಲ್ಲಿರುವುದಿಲ್ಲ. ಅಂತಹ ಮಟ್ಟಕ್ಕೆ ಅವನು ಮುಕ್ತನಾಗಿ ಈ ಪ್ರಪಂಚದಿಂದ ಹೊರಗೆ ಹೊರಡ್ತಾನೆ. ಹಾಗಾಗಿ ಧ್ಯಾನವು ಯಶಸ್ವಿಯಾಗಬೇಕಾದ್ರೆ ಈ ಕೆಳಗಿನ ಮೂರು ಅಂಶಗಳನ್ನ ನಾವು ಸ್ವಲ್ಪವೂ ತಪ್ಪದೆ ಅನುಸರಿಸಬೇಕು. ಆ ಮೊದಲನೆಯ ಅಂಶ ಇಂದ್ರಿಯಗಳ ಹತೋಟಿ. ಅಂದ್ರೆ ಇಂದ್ರಿಯಗಳಿಗೆ ದ್ವಾರಗಳು ಅಂಥೇಳಿ ಹೆಸರು. ಕಣ್ಣು, ಕಿವಿ, ಮೂಗು, ನಾಲಗೆ ಮತ್ತು ಚರ್ಮಗಳ ಎಂಬಂತ ಐದು ದ್ವಾರಗಳ ಮೂಲಕ ಹೊರಗಿನ ಪ್ರಪಂಚದ ಪ್ರಚೋದನೆಗಳು ಮನಸ್ಸನ್ನ ತಲುಪುತ್ತೆ. ಈ ಐದು ದ್ವಾರಗಳನ್ನ ಸರಿಯಾದ ವಿವೇಚನೆಯ ಮೂಲಕ ಹತೋಟಿಯಲ್ಲಿಟ್ಕೊಳ್ಬೇಕು. ಧ್ಯಾನ ಮಾಡುವುದಕ್ಕೆ ಇದು ಬೇಕಾಗಿರುವ ಮೊತ್ತ ಮೊದಲನೆಯ ಹಂತ. ಈ ಐದು ದ್ವಾರಗಳ ಮೂಲಕ ಹೊರಗಿನ ಪ್ರಪಂಚ ಒಳಗೆ ಬರುವುದು ಮಾತ್ರವೇ ಅಲ್ಲ, ನಮ್ಮ ನಮ್ಮ ಒಳಗಿನ ಮನಸ್ಸು ಇವೇ ದ್ವಾರಗಳ ಮೂಲಕ ಹೊರಗೆ ಓಡುತ್ತವೆ. ಆದುದರಿಂದ ಈ ದ್ವಾರಗಳನ್ನ ಹತೋಟಿಯಲ್ಲಿ ಇಟ್ಟುಕೊಳ್ಳುವುದರಿಂದ ಎರಡು ರೀತಿಯ ಲಾಭವಿದೆ. ಹೊರಪ್ರಪಂಚದ ಗಲಾಟೆಯಿಂದ ಮತ್ತು ಒಳಪ್ರಪಂಚದ ಅಶಾಂತಿಯಿಂದ ನಮ್ಮನ್ನು ನಾವು ರಕ್ಷಿಸಿಕೊಳ್ಳಬಹುದು. ಇನ್ನು ಎರಡನೆಯದಾಗಿ ಬುದ್ಧಿಯ ಮೂಲಕ ಮನಸ್ಸಿನ ಹತೋಟಿ. ಮನಸ್ಸನ್ನ ಹೃದಯದಲ್ಲಿ ನಿಲ್ಲಿಸಿಕೊಳ್ಬೇಕು ಅಂಥೇಳಿ ಪರಮಾತ್ಮ ಹೇಳ್ತಾನೆ. ಇಂದ್ರಿಯಗಳನ್ನ ಹತೋಟಿಗೊಳಿಸೋದ್ರಿಂದ ಮನಸ್ಸಿಗೆ ಈಗ ಹೊರಗೆ ಓಡಾಡಲು ಸಾಧ್ಯವಿಲ್ಲ. ಆ ದೃಷ್ಟಿಯಿಂದ ಮನಸ್ಸು ಸ್ವಲ್ಪ ಸ್ಥಿರತೆಯನ್ನ ಗಳಿಸುತ್ತದೆ. ಆದರೂ ಕೂಡ ಅದರ ಹಿಂದಿನ ಅನುಭವಗಳ ನೆನಪಿನಿಂದಾಗಿ ಅದು ಒಳಗಿನಿಂದಲೇ ವಿಷಯಗಳನ್ನ ಚಿಂತಿಸ್ತಾ ಇರ್ತದೆ. ಅದಕ್ಕಾಗಿ ಪರಮಾತ್ಮ ಇಲ್ಲಿ ಹೇಳಿರುವಂಥದ್ದು ಮನಸ್ಸನ್ನ ಹೃದಯದಲ್ಲಿ ನಿಲ್ಲಿಸಿಕೋ ಅಂತ. ಹಾಗಾಗಿ ವೇದಾಂತದಲ್ಲಿ ಹೃದಯ ಎಂದ್ರೆ ಎದೆಯಲ್ಲಿರುವ ರಕ್ತವನ್ನ ಶುದ್ಧಿಗೊಳಿಸುವ ಹೃದಯವಲ್ಲ. ಮನಸ್ಸು ಬುದ್ಧಿಗೆ ಹೃದಯ ಅಂಥೇಳಿ ಹೆಸರು. ಪ್ರೇಮ, ಪ್ರೀತಿ, ದಯೆ, ಕರುಣೆ ಇವೆಲ್ಲವೂ ಕೂಡ ಶುದ್ಧ ಬುದ್ಧಿಯಲ್ಲಿರುವ ಗುಣಗಳು. ಈ ಗುಣಗಳನ್ನ ಬೆಳೆಸಿಕೊಳ್ಳುವ ಮೂಲಕ ಮನಸ್ಸನ್ನ ಹತೋಟಿಯಲ್ಲಿಟ್ಕೊಳ್ಬೇಕು. ವಿಚಾರ ಪ್ರವಾಹವೇ ಮನಸ್ಸು, ಅದು ಅತ್ಯಂತ ಬಲಶಾಲಿಯಾಗಿರುವಂಥದ್ದು. ಈ ಪ್ರವಾಹವನ್ನು ನಿಲ್ಲಿಸಲು ಹೋಗದೆ ಅದು ಒಳ್ಳೆಯ ರೀತಿಯ ವಿಚಾರಗಳನ್ನ ಮಾಡುವಂತೆ ನಾವು ತಿರುಗಿಸಿಕೊಳ್ಬೇಕು. ಬುದ್ಧಿಯು ಯಾವುದನ್ನು ಸರಿ ಎಂದು ಹೇಳುತ್ತದೋ ಅದನ್ನು ಮಾತ್ರ ಮನಸ್ಸು ಮಾಡಬೇಕು. ಈ ರೀತಿಯಲ್ಲಿ ಮನಸ್ಸನ್ನು ಹೃದಯದಲ್ಲಿ ನಿಲ್ಲಿಸಿಕೊಳ್ಬೇಕು. ಇನ್ನು ಮೂರನೆಯ ಅಂಶವೇ ಪ್ರಾಣವನ್ನು ಮೂರ್ಧ್ನಿ ಅಲ್ಲಿ ನಿಲ್ಲಿಸಿಕೊಳ್ಳುವಂಥದ್ದು. ಪ್ರಾಣವನ್ನು ನಿಯಂತ್ರಣಗೊಳಿಸುವುದು ಅಂತಂದ್ರೆ ಬುದ್ಧಿಯನ್ನ ಸಮತ್ವದಲ್ಲಿಡುವುದು ಎಂದರ್ಥ. ಬುದ್ಧಿಯು ಸಮಾಹಿತವಾಗಿ ನಿಲ್ಲುವುದಾದ್ರೆ ಪ್ರಾಣದ ಎಲ್ಲ ಚಟುವಟಿಕೆಗಳು ಕೂಡ ಹತೋಟಿಗೊಳಪಡುತ್ತೆ. ಬುದ್ಧಿಯನ್ನ ಆತ್ಮನ ಚಿಂತನೆಗೊಳಪಡಿಸುವುದರಿಂದ ಇದನ್ನ ಸಾಧಿಸಲು ಸಾಧ್ಯವಾಗುವುದು. ಹೀಗೆ ಇಂದ್ರಿಯ ದ್ವಾರಗಳನ್ನ ಹತೋಟಿಗೊಳಿಸಿ ಮನಸ್ಸನ್ನ
1: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಪೂಜಾ ಪ್ರಸಾದ್. ಮುಖ್ಯಾಂಶಗಳು: ರಾಜ್ಯದಲ್ಲಿ ಬರ ಪರಿಸ್ಥಿತಿ ಹಿನ್ನೆಲೆ ನಾಳೆ ಮುಖ್ಯಮಂತ್ರಿ ಅಧ್ಯಕ್ಷತೆಯಲ್ಲಿ ತುರ್ತು ಸಚಿವ ಸಂಪುಟ ಸಭೆ. ಪೊಲೀಸ್ ಕಾನ್ಸ್ಟೇಬಲ್ ಹಾಗೂ ಹೆಡ್ ಕಾನ್ಸ್ಟೇಬಲ್ಗಳ ನಿಯೋಜನೆಗೆ ಹೊಸ ನಿಯಮಾವಳಿ ಜಾರಿಗೊಳಿಸಿದ ಪೊಲೀಸ್ ಇಲಾಖೆ. 72ನೇ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿ ಪ್ರಕಟ. ನಾನಿರುವುದು ನಿಮಗಾಗಿ, ನಾಡಿರುವುದೇ ನನಗಾಗಿ ಕನ್ನಡ ಸಿನಿಮಾದ ತತ್ವ ಮತ್ತು ರಾಜಕೀಯ ಕೃತಿಗೆ ಉತ್ತಮ ಬರಹ ಪ್ರಶಸ್ತಿ. ರಾಜ್ಯದ ಹಲವೆಡೆ ಇಂದು ಭಾರೀ ಮಳೆ ಸಾಧ್ಯತೆ, ಹವಾಮಾನ ಇಲಾಖೆ ಮುನ್ಸೂಚನೆ. ಹಾಗೂ ಮಾಜಿ ಪ್ರಧಾನಿ ದೇವೇಗೌಡರಿಗೆ ಪತ್ನಿ ವಿಯೋಗ, ಬೆಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ಚೆನ್ನಮ್ಮ ನಿಧನ.

0: ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ನಾಳೆ ರಾಜ್ಯದಲ್ಲಿನ ಬರ ಪರಿಸ್ಥಿತಿ ಕುರಿತಂತೆ ಜಿಲ್ಲಾಧಿಕಾರಿಗಳೊಂದಿಗೆ ವಿಡಿಯೋ ಸಂವಾದದ ಮೂಲಕ ಸಭೆ ನಡೆಸಲಿದ್ದಾರೆ. ಬಳಿಕ ಬರ ನಿರ್ವಹಣೆ ಕುರಿತಂತೆ ತುರ್ತು ಸಚಿವ ಸಂಪುಟ ಸಭೆ ನಡೆಸಲಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಸಂಪುಟ ಸಭೆಗೂ ಮುನ್ನ ಜಿಲ್ಲಾಧಿಕಾರಿಗಳೊಂದಿಗೆ ಚರ್ಚಿಸಲಾಗುವುದು ಎಂದು ತಿಳಿಸಿದ್ದಾರೆ. ಬರದ ಹಿನ್ನೆಲೆಯಲ್ಲಿ ಗುಳೆ ಹೋಗುವುದನ್ನು ತಪ್ಪಿಸಲು ತೆಗೆದುಕೊಳ್ಳಬಹುದಾದ ಅಗತ್ಯ ಕ್ರಮಗಳನ್ನು ಚರ್ಚಿಸಲಾಗುವುದು. ಈ ಕುರಿತಂತೆ ಈಗಾಗಲೇ ಕೇಂದ್ರ ಸರ್ಕಾರಕ್ಕೆ ಪತ್ರ ಬರೆಯಲಾಗಿದೆ ಎಂದು ಹೇಳಿದ್ದಾರೆ. ಕಾವೇರಿ ನೀರನ್ನು ಮಂಡ್ಯ ರೈತರು ಕುಡಿಯುವುದಕ್ಕೆ ಮಾತ್ರ ಉಪಯೋಗ ಮಾಡಬೇಕು, ನೀರು ಬಿಡಲಾಗಿದೆ ಎಂದು ವ್ಯವಸಾಯಕ್ಕೆ ಯಾರೂ ಉಪಯೋಗ ಮಾಡಬಾರದು ಎಂದು ಎಚ್ಚರಿಕೆ ನೀಡಿದ್ದಾರೆ. ಜಲಾಶಯಗಳು ಭರ್ತಿಯಾದ ಬಳಿಕವೇ ಕೃಷಿ ಚಟುವಟಿಕೆಗಳಿಗೆ ನೀರು ಬಿಡಲಾಗುವುದು ಎಂದು ಸ್ಪಷ್ಟಪಡಿಸಿದ್ದಾರೆ. ಕಾವೇರಿ ನೀರು ಕರ್ನಾಟಕದ ಹಕ್ಕು ಎಂಬುದರಲ್ಲಿ ಯಾವುದೇ ಅನುಮಾನವಿಲ್ಲ. ಮೇಕೆದಾಟು ಅಣೆಕಟ್ಟು ಯೋಜನೆಯಿಂದ ರಾಜ್ಯಕ್ಕಿಂತ ತಮಿಳುನಾಡಿಗೆ ಹೆಚ್ಚು ಲಾಭದಾಯಕವಾಗಿದೆ ಎಂದು ಪುನರುಚ್ಚರಿಸಿದ್ದಾರೆ. ರಾಜ್ಯದ ಎಲ್ಲಾ ಪೊಲೀಸ್ ಠಾಣೆಗಳ ವಿಶೇಷ ಶಾಖೆಗಳಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ ಪೊಲೀಸ್ ಕಾನ್ಸ್ಟೇಬಲ್ ಹಾಗೂ ಹೆಡ್ ಕಾನ್ಸ್ಟೇಬಲ್ಗಳ ನಿಯೋಜನೆಗೆ ಹೊಸ ನಿಯಮಾವಳಿ ಜಾರಿಗೊಳಿಸಲಾಗಿದೆ. ಪೊಲೀಸ್ ಇಲಾಖೆಯ ಕಾರ್ಯಪಟುತ್ವ ಹಾಗೂ ವೃತ್ತಿಪರತೆಯನ್ನು ಹೆಚ್ಚಿಸುವ ನಿಟ್ಟಿನಲ್ಲಿ ರಾಜ್ಯ ಪೊಲೀಸ್ ಮಹಾನಿರ್ದೇಶಕರು ಈ ಮಹತ್ವದ ಆದೇಶ ಹೊರಡಿಸಿದ್ದಾರೆ. ಆದೇಶದ ಪ್ರಕಾರ ವಿಶೇಷ ಶಾಖೆಯಲ್ಲಿ ಕರ್ತವ್ಯ ಅವಧಿ ಕೇವಲ 1 ವರ್ಷಕ್ಕೆ ಮಾತ್ರ ಸೀಮಿತವಾಗಿರಲಿದೆ. ಹೊಸದಾಗಿ ನಿಯೋಜನೆಗೊಳ್ಳುವ ಸಿಬ್ಬಂದಿ ಕನಿಷ್ಠ 15 ದಿನಗಳ ಗುಪ್ತವಾರ್ತೆ ಸಂಗ್ರಹಣೆ ತರಬೇತಿ ಪಡೆದಿರಬೇಕು. ತರಬೇತಿ ಪಡೆದವರನ್ನೇ ವಿಶೇಷ ಶಾಖೆಗೆ ನಿಯೋಜಿಸಲು ನಿರ್ಧರಿಸಲಾಗಿದೆ. 1 ವರ್ಷದ ಕರ್ತವ್ಯ ಪೂರೈಸಿದ ಸಿಬ್ಬಂದಿಯನ್ನು ಕಡ್ಡಾಯವಾಗಿ ದೈನಂದಿನ ಕಾರ್ಯನಿರ್ವಾಹಕ ಕರ್ತವ್ಯಕ್ಕೆ ಮರು ನಿಯೋಜಿಸಲಾಗುವುದು. ಘಟಕಾಧಿಕಾರಿಗಳು ಈ ಆದೇಶವನ್ನು ಕಟ್ಟುನಿಟ್ಟಾಗಿ ಪಾಲಿಸಿ ವರದಿ ಸಲ್ಲಿಸಲು ಸೂಚಿಸಲಾಗಿದೆ. 72ನೇ ರಾಷ್ಟೀಯ ಚಲನಚಿತ್ರ ಪ್ರಶಸ್ತಿ ಪ್ರಕಟಗೊಂಡಿದೆ. ನಾನಿರುವುದು ನಿಮಗಾಗಿ, ನಾಡಿರುವುದೇ ನನಗಾಗಿ ಕನ್ನಡ ಸಿನಿಮಾದ ತತ್ವ ಮತ್ತು ರಾಜಕೀಯ ಕೃತಿಗೆ ಸಿನಿಮಾದ ಉತ್ತಮ ಬರಹಕ್ಕಾಗಿ ಪ್ರಶಸ್ತಿ ದೊರೆತಿದೆ. ಕೆ ಪ್ರದೀಪ್ ಕುಮಾರ್ ಶೆಟ್ಟಿ ಈ ಪುಸ್ತಕದ ಬರಹಗಾರರಾಗಿದ್ದಾರೆ. ಕನ್ನಡದ ಮಿಥ್ಯಾ ಚಿತ್ರಕ್ಕಾಗಿ ಉತ್ತಮ ಪೋಷಕ ನಟಿ ಪ್ರಶಸ್ತಿಯನ್ನು ರೂಪಶ್ರೀ ವರ್ಕಾಡಿ ಪಡೆದುಕೊಂಡಿದ್ದಾರೆ. ಶಿವಧ್ವಜ್ ಶೆಟ್ಟಿ ನಿರ್ದೇಶನದ ಇಂಬು ಚಿತ್ರ ಉತ್ತಮ ತುಳು ಪ್ರಶಸ್ತಿಗೆ ಭಾಜನವಾಗಿದೆ. ಬೆಳ್ಳಂದೂರು ಬಫರ್ ರಸ್ತೆ ನಿರ್ಮಾಣ ಕಾಮಗಾರಿಗೆ ವೇಗ ನೀಡುವಂತೆ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ಮುಖ್ಯ ಆಯುಕ್ತ ಮಹೇಶ್ವರ್ ರಾವ್ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಬೆಂಗಳೂರು ಪೂರ್ವ ನಗರ ಪಾಲಿಕೆ ವ್ಯಾಪ್ತಿಯ ವಿವಿಧ ಸ್ಥಳಗಳಿಗೆ ಇಂದು ಭೇಟಿ ನೀಡಿ ಪರಿಶೀಲನೆ ನಡೆಸಿದ ವೇಳೆ ಮಾತನಾಡಿದ ಅವರು, ಮೊದಲ ಹಂತದಲ್ಲಿ ಕೈಗೆತ್ತಿಕೊಂಡಿರುವ ಬಫರ್ ರಸ್ತೆ ಕಾಮಗಾರಿ ಪ್ರಗತಿಯಲ್ಲಿದ್ದು, ಭೂಸ್ವಾಧೀನ ಪ್ರಕ್ರಿಯೆಗೆ ಸಂಬಂಧಿಸಿದ ಸಮಸ್ಯೆಗಳನ್ನು ಕೂಡಲೇ ಬಗೆಹರಿಸಿ ಕಾಮಗಾರಿಯನ್ನು ತ್ವರಿತಗತಿಯಲ್ಲಿ ಪೂರ್ಣಗೊಳಿಸುವಂತೆ ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದ್ದಾರೆ. ಬಫರ್ ರಸ್ತೆ ನಿರ್ಮಾಣಕ್ಕೂ ಮುನ್ನ ರಾಜಕಾಲುವೆಯ ಅಗತ್ಯ ಅಗಲವನ್ನು ಕಾಯ್ದಿರಿಸಬೇಕು. ದೇವರ ಬೀಸನಹಳ್ಳಿ ಖಾಸಗಿ ಆಸ್ಪತ್ರೆ ಸಮೀಪ ರಾಜಕಾಲುವೆಯ ಅಗಲ ಕಡಿಮೆ ಇರುವುದರಿಂದ ಮಳೆಗಾಲದಲ್ಲಿ ಜಲಾವೃತ ಸಮಸ್ಯೆ ಉಂಟಾಗುತ್ತಿದೆ. ಇದನ್ನು ತಡೆಯುವ ನಿಟ್ಟಿನಲ್ಲಿ ಕೂಡಲೇ ಸರ್ವೆ ನಡೆಸಬೇಕು ಎಂದು ಸೂಚನೆ ನೀಡಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಮಾಜಿ ಪ್ರಧಾನಿ HD ದೇವೇಗೌಡ ಅವರ ಪತ್ನಿ ಚೆನ್ನಮ್ಮ ಬೆಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ಇಂದು ನಿಧನ ಹೊಂದಿದ್ದಾರೆ. ಅವರಿಗೆ 89 ವರ್ಷ ವಯಸ್ಸಾಗಿತ್ತು. ಉಸಿರಾಟದ ಸಮಸ್ಯೆ ಹಿನ್ನೆಲೆಯಲ್ಲಿ ಬುಧವಾರ ಅವರು ಆಸ್ಪತ್ರೆಗೆ ದಾಖಲಾಗಿದ್ದರು. ಕಳೆದ 4 ದಿನಗಳಿಂದ ಪಡೆಯುತ್ತಿದ್ದ ಚಿಕಿತ್ಸೆ ಫಲಕಾರಿಯಾಗದ ಹಿನ್ನೆಲೆಯಲ್ಲಿ ಇಂದು ನಿಧನ ಹೊಂದಿದ್ದಾರೆ. ನಾಳೆ ಹಾಸನದ ಹರದನಹಳ್ಳಿ ಮಾವಿನಕೆರೆ ಗ್ರಾಮದಲ್ಲಿ ಅಂತ್ಯಕ್ರಿಯೆ ನಡೆಯಲಿದೆ. ಚೆನ್ನಮ್ಮ ಅವರ ನಿಧನಕ್ಕೆ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಂತಾಪ ಸೂಚಿಸಿದ್ದಾರೆ. ಮಾಜಿ ಪ್ರಧಾನಿ ಮಡದಿಯಾಗಿದ್ದರೂ ಎಲ್ಲರನ್ನೂ ಅಕ್ಕರಿಯಂತೆ ಕಾಣುತ್ತಿದ್ದ ಚೆನ್ನಮ್ಮನವರು ಮಾದರಿ ಸತಿಯಾಗಿ ತುಂಬು ಜೀವನ ಸಾಗಿಸಿದ್ದಾರೆ ಎಂದು ಬಣ್ಣಿಸಿದ್ದಾರೆ. ಉಪಮುಖ್ಯಮಂತ್ರಿ DG ಪರಮೇಶ್ವರ್ ಚೆನ್ನಮ್ಮ ನಿಧನಕ್ಕೆ ಸಂತಾಪ ಸೂಚಿಸಿದ್ದು, ಈ ಆಘಾತದಿಂದ ದೇವೇಗೌಡರ ಕುಟುಂಬ ಆದಷ್ಟು ಬೇಗ ಹೊರಬರಲಿ ಎಂದು ಹಾರೈಸಿದ್ದಾರೆ. ಬಿಡದಿಯಲ್ಲಿ ತಲತಲಾಂತರದಿಂದ ಬಂದ ಕೃಷಿ ಭೂಮಿಯನ್ನು ಉಳಿಸಿಕೊಳ್ಳಲು ಹೋರಾಡುತ್ತಿರುವ ಬಿಡದಿ ರೈತರ ಮೇಲೆ ದೌರ್ಜನ್ಯ

0: ನಡೆಸಿ ಪ್ರಕರಣ ದಾಖಲಿಸಿರುವುದು ಖಂಡನೀಯ ಎಂದು ಪ್ರತಿಪಕ್ಷ ನಾಯಕ ಆರ್ ಅಶೋಕ ತಿಳಿಸಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಮಾಡಿರುವ ಅವರು, ಬಿಡದಿ ರೈತರ ಹೋರಾಟವನ್ನು ತಾರ್ಕಿಕ ಅಂತ್ಯಕ್ಕೆ ಕೊಂಡೊಯ್ಯಲಾಗುವುದು ಎಂದು ಹೇಳಿದ್ದಾರೆ. ಯಾವುದೇ ಕಾರಣಕ್ಕೂ ಬಿಡದಿ ಟೌನ್ಶಿಪ್ ಯೋಜನೆ ಜಾರಿಯಾಗಲು ಬಿಡುವುದಿಲ್ಲ ಎಂದು ತಿಳಿಸಿದ್ದಾರೆ. ಕೋಲಾರ ಜಿಲ್ಲೆಯನ್ನು ರಾಜ್ಯದ ಪ್ರಥಮ ಕಾರ್ಬನ್ ಜಿಲ್ಲೆಯನ್ನಾಗಿ ರೂಪಿಸುವ ಯೋಜನೆಯೊಂದು ಸಿದ್ಧಗೊಳ್ಳುತ್ತಿದೆ. ಕೃಷಿ ಅರಣ್ಯ ಬೆಳೆಸುವ ರೈತರಿಗೆ ಕಾರ್ಬನ್ ಕ್ರೆಡಿಟ್ ಮೂಲಕ ಜಾಗತಿಕ ಮಾರುಕಟ್ಟೆಯಿಂದ ಹೆಚ್ಚುವರಿ ಆದಾಯ ತಂದುಕೊಡುವುದು ಪ್ರಮುಖ ಗುರಿಯಾಗಿದೆ ಎಂದು ಕರ್ನಾಟಕ ಹವಾಮಾನ ರಾಯಭಾರಿ ಉಪೇಂದ್ರ ತ್ರಿಪಾಠಿ ತಿಳಿಸಿದ್ದಾರೆ. ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ನಡೆದ ಉನ್ನತ ಮಟ್ಟದ ಸಭೆಯಲ್ಲಿ ಮಾತನಾಡಿದ ಅವರು, ಈ ಯೋಜನೆಯನ್ನು ಕೇವಲ ಸರ್ಕಾರಿ ಕಾರ್ಯಕ್ರಮವನ್ನಾಗಿಸದೆ ರೈತರ ಪಾಲ್ಗೊಳ್ಳುವಿಕೆಯೊಂದಿಗೆ ಯಶಸ್ವಿಗೊಳಿಸಬೇಕು ಎಂದು ಹೇಳಿದ್ದಾರೆ. ಜಿಲ್ಲೆಯಾದ್ಯಂತ ಕೇವಲ ಮಾವು ಬೆಳೆಯುವುದಷ್ಟೇ ಅಲ್ಲದೆ ತೇಗ, ಮಹಾಗನಿ, ಸಿಲ್ವರ್ ಓಕ್, ಬೇವು, ಹೊಂಗೆ ಮತ್ತು ಹಲಸು ಮುಂತಾದ ಮರಗಳನ್ನು ಬೆಳೆಸುವ ರೈತರು ಹೆಚ್ಚಿನ ಪ್ರಮಾಣದಲ್ಲಿ ಕಾರ್ಬನ್ ಕ್ರೆಡಿಟ್ ಪಡೆಯಲು ಉತ್ತೇಜಿಸಬೇಕು ಎಂದು ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಕೊಪ್ಪಳ ಜಿಲ್ಲೆಯ ಹನುಮನಹಳ್ಳಿ ಗ್ರಾಮದ ರೈತ ಕುಟುಂಬದ ವಿದ್ಯಾರ್ಥಿಯೊಬ್ಬ ನೀಟ್ ಪರೀಕ್ಷೆಯಲ್ಲಿ ರ್ಯಾಂಕ್ ಪಡೆಯುವ ಮೂಲಕ ಜಿಲ್ಲೆಗೆ ಕೀರ್ತಿ ತಂದಿದ್ದಾನೆ. ಹನುಮನಹಳ್ಳಿ ಗ್ರಾಮದ ಪುಟ್ಟರಾಜ ಭೀಮನೂರು ರಜೆ ಸಂದರ್ಭದಲ್ಲಿ ಕುರಿ ಹಾಗೂ ದನಗಳನ್ನು ಮೇಯಿಸಿ ಜೀವನ ನಡೆಸುತ್ತಿದ್ದ. ಇದೀಗ ನೀಟ್ ಫಲಿತಾಂಶದಲ್ಲಿ 647 ರ್ಯಾಂಕ್ ಪಡೆದು ಉತ್ತಮ ಸಾಧನೆ ಮಾಡಿದ್ದಾನೆ. ಈ ಕುರಿತಂತೆ ಪುಟ್ಟರಾಜ ಭೀಮನೂರು ಆಕಾಶವಾಣಿಯೊಂದಿಗೆ ಸಂತಸ ಹಂಚಿಕೊಂಡಿದ್ದಾರೆ.
1: ಎತ್ತಿಗೆ ಮೇವು ಹಾಕೋದು, ಕುರಿ ಕಾಯೋದು, ಕೆಲಸ ಮಾಡ್ತಿದ್ದೆ ರಜೆಯಲ್ಲಿ. ಡೈಲಿ 8 hours ಓದ್ತಿದ್ದೆ. ಲೆಕ್ಚರ್ಸ್ ಎಲ್ಲ ತುಂಬಾ ಸಪೋರ್ಟ್ ಮಾಡಿದ್ರು. ನಾವು ನೀಟ್ ಅಲ್ಲಿ 76,000 ರ್ಯಾಂಕಿಂಗ್ ಬಂದಿದೆ. ಎಸ್ಟಿ ಕ್ಯಾಟಗರಿ ಅಲ್ಲಿ ಇಡೀ ದೇಶಾದ್ಯಂತ 694 ರ್ಯಾಂಕ್ ಬಂದಿದೆ. ಮುಂದೆ ಒಂದೊಳ್ಳೆ ಡಾಕ್ಟರ್ ಆಗಿ ಎಲ್ಲ ಜನರಿಗೆ ಒಂದು ಸೋಷಿಯಲ್ ಸರ್ವಿಸ್ ಮಾಡ್ಬೇಕನ್ನೋದು ನನ್ನ ಆಸೆ.
0: ಭಾರತದ ಕಾಫಿಯನ್ನು ವಿಶ್ವ ಮಟ್ಟಕ್ಕೆ ಕೊಂಡೊಯ್ಯಲು ಕಾಫಿ ಮಂಡಳಿಯು ಎಲ್ಲಾ ರೀತಿಯ ಕ್ರಮಗಳನ್ನು ಕೈಗೊಳ್ಳುತ್ತಿದ್ದು ಇಂಡಿಕಾ ಕಾಫಿ ಬ್ರ್ಯಾಂಡ್ ನಿರ್ಮಾಣ ಮಾಡಲಾಗಿದೆ ಎಂದು ಭಾರತೀಯ ಕಾಫಿ ಮಂಡಳಿ ಅಧ್ಯಕ್ಷ ಎಂಜೆ ದಿನೇಶ್ ತಿಳಿಸಿದ್ದಾರೆ. ಚಿಕ್ಕಮಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಯುರೋಪ್ ದೇಶಗಳ ಒಕ್ಕೂಟಕ್ಕೆ 45% ಕಾಫಿಯನ್ನು ರಫ್ತು ಮಾಡಲಾಗುತ್ತಿದೆ. ಈಗಾಗಲೇ ಬ್ರಿಟನ್ ಹಾಗೂ ಭಾರತದ ನಡುವೆ ವಾಣಿಜ್ಯ ಒಪ್ಪಂದ ಮಾಡಿಕೊಳ್ಳಲಾಗಿದೆ. ಇವೆಲ್ಲವೂ ಭಾರತದ ಕಾಫಿಯನ್ನು ವಿಶ್ವ ಮಟ್ಟಕ್ಕೆ ಪರಿಚಯಿಸಲು ಭದ್ರ ಬುನಾದಿಯಾಗಲಿದೆ ಎಂದು ಹೇಳಿದ್ದಾರೆ. ರಾಯಚೂರು ಜಿಲ್ಲೆಯ ಅಭಿವೃದ್ಧಿಗೆ ಕಾರ್ಪೊರೇಟ್ ಸಾಮಾಜಿಕ ಹೊಣೆಗಾರಿಕೆ ನಿಧಿ ಮಾತ್ರವಲ್ಲ, ಕಂಪನಿಗಳ ಪರಿಣತಿ, ಅನುಭವ, ತಾಂತ್ರಿಕ ಜ್ಞಾನ ಹಾಗೂ ಸಮಾಜದೊಂದಿಗೆ ದೀರ್ಘಕಾಲದ ಸಹಭಾಗಿತ್ವವೂ ಅಗತ್ಯವಾಗಿದೆ ಎಂದು ಸಂಸದ ಕುಮಾರನಾಯಕ ತಿಳಿಸಿದ್ದಾರೆ. ರಾಯಚೂರು ಇಂಪ್ಯಾಕ್ಟ್ ಸಮ್ಮಿತ್ 2026 ಜಿಲ್ಲಾ ಮಟ್ಟದ ಸಾಂಸ್ಥಿಕ ಸಾಮಾಜಿಕ ಹೊಣೆಗಾರಿಕೆ ಸಮಾವೇಶ ಉದ್ಘಾಟಿಸಿ ಮಾತನಾಡಿದ ಅವರು, ಅಭಿವೃದ್ಧಿ ವಿಚಾರದಲ್ಲಿ ಸರ್ಕಾರದ ಜೊತೆಗೆ ಖಾಸಗಿ ಸಂಸ್ಥೆಗಳ ಸಹಭಾಗಿತ್ವ ಅತ್ಯಗತ್ಯವಾಗಿದೆ ಎಂದು ತಿಳಿಸಿದ್ದಾರೆ. ಇನ್ನು ಹವಾವರ್ತಮಾನ. ರಾಜ್ಯಾದ್ಯಂತ ನೈಋತ್ಯ ಮುಂಗಾರು ಸಾಮಾನ್ಯವಾಗಿತ್ತು. ಕರಾವಳಿ ಕರ್ನಾಟಕದ ಹೆಚ್ಚಿನ ಸ್ಥಳಗಳಲ್ಲಿ ಮತ್ತು ಒಳನಾಡಿನ ಕೆಲವು ಸ್ಥಳಗಳಲ್ಲಿ ಮಳೆಯಾಗಿದೆ. ಬಂಟ್ವಾಳ, ಗೇರುಸುಪ್ಪೆ, ತಾಳಗುಪ್ಪದಲ್ಲಿ ತಲಾ 9 cm ಮಳೆಯಾಗಿದೆ. ದಕ್ಷಿಣ ಕನ್ನಡ, ಉಡುಪಿ, ಉತ್ತರ ಕನ್ನಡ ಜಿಲ್ಲೆಗಳಲ್ಲಿ ಇಂದು ಗಾಳಿಯೊಂದಿಗೆ ಭಾರಿ ಮಳೆಯಾಗುವ ಸಾಧ್ಯತೆ ಇದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜ್ಯದಲ್ಲಿ ಬರ ಪರಿಸ್ಥಿತಿ ಹಿನ್ನೆಲೆ ನಾಳೆ ಮುಖ್ಯಮಂತ್ರಿ ಅಧ್ಯಕ್ಷತೆಯಲ್ಲಿ ತುರ್ತು ಸಚಿವ ಸಂಪುಟ ಸಭೆ. ಪೊಲೀಸ್ ಕಾನ್ಸ್ಟೇಬಲ್ ಹಾಗೂ ಹೆಡ್ ಕಾನ್ಸ್ಟೇಬಲ್ಗಳ ನಿಯೋಜನೆಗೆ ಹೊಸ ನಿಯಮಾವಳಿ ಜಾರಿಗೊಳಿಸಿದ ಪೊಲೀಸ್ ಇಲಾಖೆ. 72nd ರಾಷ್ಟೀಯ ಚಲನಚಿತ್ರ ಪ್ರಶಸ್ತಿ ಪ್ರಕಟ. ನಾನಿರುವುದು ನಿಮಗಾಗಿ, ನಾಡಿರುವುದೇ ನನಗಾಗಿ ಕನ್ನಡ ಸಿನಿಮಾದ ತತ್ವ ಮತ್ತು ರಾಜಕೀಯ ಕೃತಿಗೆ ಉತ್ತಮ ಬರಹ ಪ್ರಶಸ್ತಿ. ರಾಜ್ಯದ ಹಲವೆಡೆ ಇಂದು ಭಾರಿ ಮಳೆ ಸಾಧ್ಯತೆ, ಹವಾಮಾನ ಇಲಾಖೆ ಮುನ್ಸೂಚನೆ. ಹಾಗೂ ಮಾಜಿ ಪ್ರಧಾನಿ ದೇವೇಗೌಡರಿಗೆ ಪತ್ನಿ ವಿಯೋಗ, ಬೆಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ಚೆನ್ನಮ್ಮ ನಿಧನ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ರಾತ್ರಿ 7:35.
2: ಇನ್ನು ಮುಂದೆ ಕೇಳಿ ಬರೋಣ SIR ವಿಶೇಷ ತೀವ್ರ ಮತದಾರರ ಪಟ್ಟಿ ಪರಿಷ್ಕರಣೆ ಕುರಿತು ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮದ ಮರು ಪ್ರಸಾರ ಕಾರ್ಯಕ್ರಮ. ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿದ್ದಾರೆ ಎಚ್ಡಿಕೋಟೆ ವಿಧಾನಸಭಾ ಕ್ಷೇತ್ರದ ಸಹಾಯಕ ಆಯುಕ್ತರು ಹಾಗೂ ಮತದಾರ ನೋಂದಣಾಧಿಕಾರಿಗಳಾದ ಶ್ರೀ ಮಂಜುನಾಥ್ ಆರ್ ಅವರು ಹಾಗೂ ತಹಶೀಲ್ದಾರರು ಮತ್ತು ಎಚ್ಡಿಕೋಟೆ ವಿಧಾನಸಭಾ ಕ್ಷೇತ್ರದ ಸಹಾಯಕ ಮತದಾರ ನೋಂದಣಾಧಿಕಾರಿಗಳಾದ ಶ್ರೀಯುತ ಶ್ರೀನಿವಾಸ್ ಅವರು. ಸೇತುವೆ ಸರ್ಕಾರಿ ಅಧಿಕಾರಿಗಳ ಜೊತೆಗಿನ ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮ. ಕಾರ್ಯಕ್ರಮದ ಪ್ರಾಯೋಜಕರು ಜನಧ್ವನಿ ಸಮುದಾಯ ರೇಡಿಯೋ ಸರಗೂರು. ಸೇತುವೆ ಸಮುದಾಯ ಹಾಗೂ ಸರ್ಕಾರದ ನಡುವೆ ಬಾಂಧವ್ಯ ಬೆಸೆಯುವ ಕಾರ್ಯಕ್ರಮ.

0: ಪ್ರಿಯ ಜನಧ್ವನಿ ಕೇಳುಗರಿಗೆಲ್ಲ ನೇರ ಸಂದರ್ಶನ ಫೋನಿನ್ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರು ಜಿಲ್ಲೆಯ ಮೊಟ್ಟಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ 90.8 ಕಂಪನಾಂಕದಲ್ಲಿ ಸರ್ಗೂರಿನಿಂದ ಪ್ರಸಾರವಾಗುತ್ತಿದೆ. ಕೇಳುಗರೆ, ತಮ್ಮೆಲ್ಲರಿಗೂ ಎಂದಿನಂತೆ ನೇರ ಸಂದರ್ಶನ ಫೋನಿನ್ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಾನು ನಿಮ್ಮ ಬಾನುಲಿ ಗೆಳೆಯ ನಿಂಗರಾಜು. ಇವತ್ತಿನ ನೇರ ಸಂದರ್ಶನ ಫೋನಿನ್ ಕಾರ್ಯಕ್ರಮದಲ್ಲಿ SIR ವಿಶೇಷ ತೀವ್ರ ಮತದಾರ ಪರಿಷ್ಕರಣೆ ಕುರಿತು ಇವತ್ತು ಮಾತನಾಡಲು ನಮ್ಮ ಜೊತೆ ಇದ್ದಾರೆ ಶ್ರೀ ಮಂಜುನಾಥ್ ಆರ್, ಸಹಾಯಕ ಆಯುಕ್ತರು ಹಾಗೂ ಮತದಾರ ನೋಂದಣಾಧಿಕಾರಿಗಳು ಎಚ್ಡಿಕೋಟೆ ವಿಧಾನಸಭಾ ಕ್ಷೇತ್ರ, ಹಾಗೂ ಶ್ರೀ ಶ್ರೀನಿವಾಸರವರು ತಹಸೀಲ್ದಾರರು ಹಾಗೂ ಸಹಾಯಕ ಮತದಾರ ನೋಂದಣಾಧಿಕಾರಿಗಳು ಎಚ್ಡಿಕೋಟೆ ವಿಧಾನಸಭಾ ಕ್ಷೇತ್ರ. ಸರ್, ಮಂಜುನಾಥ್ ಸರ್, ಕಾರ್ಯಕ್ರಮಕ್ಕೆ ತಮಗೆ ಆತ್ಮೀಯ ಸ್ವಾಗತ.
1: ಥ್ಯಾಂಕ್ ಯು, ನಮಸ್ಕಾರ.
0: ಶ್ರೀನಿವಾಸ್ ಸರ್, ತಮಗೂ ಕೂಡ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ.
2: ನಮಸ್ತೆ
0: ಸರ್. ಮೊದಲನೇದಾಗಿ ಈ ಒಂದು SIR ಅಂದ್ರೆ ಏನು, ಇದರ ಒಂದು ಮುಖ್ಯ ಉದ್ದೇಶ ಏನು ಅನ್ನೋದ್ರ ಬಗ್ಗೆ ತಾವು ತಿಳಿಸ್ಕೊಡು.
1: SIR ಅಂದ್ರೆ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಅಂತ, ವಿಶೇಷ ತೀವ್ರ ಪರಿಷ್ಕರಣೆ, ಮತದಾರರ ಪಟ್ಟಿಯ ವಿಶೇಷ ತೀವ್ರ ಪರಿಷ್ಕರಣೆ. ನಾವು ಪ್ರತಿ ವರ್ಷ ಮತದಾರರ ಪಟ್ಟಿಯ ಪರಿಷ್ಕರಣೆಯನ್ನ ಪ್ರತಿ ವರ್ಷ ಮಾಡ್ತಾನೆ ಇದೀವಿ. ಅಂದ್ರೆ ಪರಿಷ್ಕರಣೆ ಹೇಗಂದ್ರೆ, ನಾವು ಅಲ್ಲಿ ಡೆತ್ ತೀರೋಗಿರೋರ್ನ ತೆಗೆದಾಕೋದು, 18 ವರ್ಷ ತುಂಬಿದವ್ರನ್ನ ಮತದಾರ ಪಟ್ಟಿಗೆ ಸೇರ್ಪಡೆ
0: ಮಾಡ್ಕೊಳ್ಳೋದು,
1: ಇಂಥ ಪ್ರಕ್ರಿಯೆಗಳು ಪ್ರತಿ ವರ್ಷ ನಡೀತಾ ಇದೆ. ಆದ್ರೆ SIR ಪ್ರಕ್ರಿಯೆ ಈ ಹಿಂದೆ 2002 ನಡೆದಿತ್ತು. 2002 ನಂತರ ಇದೇ ಈಗ 2026 ನಡೀತಾ ಇದೆ. ಇದು ತೀವ್ರವಾದ ವಿಷಯ ಪರಿಷ್ಕರಣೆ ಇದು. ಸೊ ಇಲ್ಲಿ ನಾವು ಏನ್ ಮಾಡ್ತಿದೀವಿ ಅಂದ್ರೆ, ನಮ್ಮ 2002 ಮತದಾರರು ಅಂದ್ರೆ ಹಿಂದೆ ಏನು ವಿಶೇಷ SIR ನಡೆದಿತ್ತು 2002, ಆ ಮತದಾರರ ಪಟ್ಟಿ ಮತ್ತೆ ಈಗ ಪ್ರೆಸೆಂಟ್ ಅಸ್ತಿತ್ವದಲ್ಲಿರುವಂತಹ ಮತದಾರರ ಪಟ್ಟಿಯನ್ನ ನಾವು ಪರಿಶೀಲಿಸಿ 2002 ಮತದಾರರ ಪಟ್ಟಿಯಲ್ಲಿ ಈಗಿರೋರು ಯಾರಿದ್ರು ಅವ್ರನ್ನ ನಾವು ಈಗಾಗಲೇ ಮ್ಯಾಪ್ ಮಾಡ್ಕೊಂಡ್ಬಿಡ್ತೀವಿ, BLO ಆಪ್ ಅಲ್ಲಿ ಮ್ಯಾಪ್ ಮಾಡ್ಕೊಂಡಿದೀವಿ. ಮತ್ತೆ 2002 ನಂತರ ಆ ಹಿಂದಿನ 2002 ಮತದಾರರಾಗಿದ್ದಲ್ಲ, ಅವ್ರಿಗೆ ಮಕ್ಕಳು ಮೊಮ್ಮಕ್ಕಳು ಯಾರಾಗಿದ್ರು ಅವರು 2002 ಮತದಾರರಾಗಿರಲಿಲ್ಲ, ಈ ಹೊಸದಾಗಿ ಅವರು ಸೇರ್ಪಡೆ ಮಾಡ್ಕೊಂಡಿದ್ದಾರೆ, ಅಂತವ್ರನ್ನ ಕೂಡ ಪ್ರೋಜನಿ ಅಂದ್ರೆ ಸಂತತಿ ಆಡ್ ಮುಖಾಂತರ ಅವ್ರನ್ನ ಕೂಡ ಸೇರ್ಪಡೆ ಮಾಡ್ಕೊಂಡಿದೀವಿ. ಸೊ ನಮ್ಮ ಎಚ್ಡಿಕೋಟೆ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಒಟ್ಟು 282 ಮತಗಟ್ಟೆಗಳಿದ್ದಾವೆ. 200 ಪ್ರತಿ ಮತಗಟ್ಟೆಗೂ ಒಬ್ರು ಮತಗಟ್ಟೆ ಮಟ್ಟದ ಅಧಿಕಾರಿ ಅಂದ್ರೆ BLO ಕೆಲಸ ಮಾಡ್ತಿದ್ದಾರೆ. ಈ ಸಾಮಾನ್ಯವಾಗಿ ಮತಗಟ್ಟೆ ಮಟ್ಟದ ಅಧಿಕಾರಿಗಳು ಅಲ್ಲೇ ಸ್ಥಳೀಯ ಅಧಿಕಾರಿಗಳಾಗಿರ್ತಾರೆ, ಅವರು ಅಲ್ಲೇ ಪ್ರಾಥಮಿಕ ಶಾಲಾ ಶಿಕ್ಷಕರು ಅಥವಾ ಅಂಗನವಾಡಿ ಟೀಚರ್ಸ್ ಆಗಿರ್ತಾರೆ, ಯಾಕೆಂದ್ರೆ ಅವ್ರಿಗೆ ಸ್ಥಳೀಯ ಜನರ ಸಂಪರ್ಕ ನೇರವಾಗಿರ್ತದೆ. ಸೊ ಹಾಗಾಗಿ ಮತ್ತೆ ಅವರು ಮತದಾರ BLO ಮೇಲೆ ನಮ್ಮ VAOs ಗ್ರಾಮಾಡಳಿತ ಅಧಿಕಾರಿಗಳು ಏನಿದ್ದಾರೆ ಅವರು ಕೂಡ ಒಂದು BLO ಸೂಪರ್ವೈಸರ್ ಅಂತ ಹೇಳಿ ಚುನಾವಣೆಗೆ ವಿಶೇಷ ಒಂದು ಡೆಸಿಗ್ನೇಷನ್ ಇಟ್ಟು ಅವ್ರಿಗೆ BLO ಸೂಪರ್ವೈಸರ್ ಕೆಲಸ ಮಾಡ್ತಾರೆ. ಪ್ರತಿ 10-12 ಮತಗಟ್ಟೆಗಳಿಗೆ ಒಬ್ಬರು BLO ಸೂಪರ್ವೈಸರ್ಸ್ ಇರ್ತಾರೆ. ನಮ್ಮ ವಿಧಾನಸಭಾ ಕ್ಷೇತ್ರದಲ್ಲಿ ಈಗ ಪ್ರೆಸೆಂಟು 234,521 ಜನ ಮತದಾರರಿದ್ದಾರೆ.
0: ಎಲ್ಲರೂ ಸೇರಿ
1: ಸರ್ಗೂರು ಮತ್ತೆ ಎಚ್ಡಿಕೋಟೆ ಎರಡು ತಾಲೂಕು ಸೇರಿ ನಮ್ದು ಒಂದೇ ವಿಧಾನಸಭಾ ಕ್ಷೇತ್ರ ಆಗೋದ್ರಿಂದ 234,521 ಜನ ಮತದಾರರಿದ್ದಾರೆ. ಈ ಮತದಾರರು ಏನಿದ್ರು, ಈ ನಮ್ಮ ಈ ಹಾಲಿ ಮತದಾರರ ಪಟ್ಟಿಯಲ್ಲಿ ಈ ಇಷ್ಟು ಜನರಿಗೂ ಎನ್ಯೂಮರೇಷನ್ ಫಾರಂ ಎಲೆಕ್ಷನ್ ಕಮಿಷನ್ ಇಂದ ನಮಗೆ ಸ್ವೀಕೃತ ಆಗಿದೆ. ಆ ಬಂದಂತ ಫಾರಂಗಳನ್ನ ನಾವು BLO ಮುಖಾಂತರ, ಅದು ತಾಲೂಕು ಕಚೇರಿ ಬಂತು, ತಾಲೂಕು ಕಚೇರಿಯಿಂದ ನಾವು BLO ಮುಖಾಂತರ ಆಯಾ ಊರುಗಳಿಗೆ ನಾವು ತಲುಪಿಸುವಂತ ಕೆಲಸ ಬಹುಪಾಲು ಮುಗಿದಿದೆ ಈಗಾಗಲೇ.
0: ಓಕೆ ಸರ್, ಅದ್ರ ಬಗ್ಗೆ ಮುಂದುವರ್ಸೋಣ. ಒಂದು ಕರೆ ಇದೆ. ಹಲೋ, ನಮಸ್ತೆ, ತಮ್ಮ ಹೆಸರು, ಎಲ್ಲಿಂದ ಮಾತನಾಡ್ತಾ ಇದ್ದೀರಾ? ರಾಜು ಅವರು ಹೇಳಿ, ತಮ್ಮ ಪ್ರಶ್ನೆ ಏನು ಅಂತ. ನಮ್ಮ ಜೊತೆ ಸಹಾಯಕ ಆಯುಕ್ತರು ಇದ್ದಾರೆ, ಜೊತೆಗೆ ತಹಸೀಲ್ದಾರ್ ಕೂಡ ಇದ್ದಾರೆ. ಹೇಳಿ ತಮ್ಮ ಪ್ರಶ್ನೆ.
3: ಈಗ SIR ಮಾಡ್ತಾ ಇದಾರಲ್ಲ, ಅವ್ರು ಮನೆ ಮನೆ ಭೇಟಿ ಕೊಡ್ತಾರೋ ಅಧಿಕಾರಿಗಳು, ಅಥವಾ ನಾವು ಅವ್ರು ಯಾವ್ದಾದ್ರು ಒಂದು ಸೆಂಟರ್ ಹೇಳ್ತಾರ, ನಾವು ಅಲ್ಲಿ ಹೋಗ್ಬಿಟ್ಟು ನಾವು ಮಾಹಿತಿನ ಕೊಡ್ಬೇಕಾ ಸರ್? ಒಂದು ಮೊದಲನೇ ಪ್ರಶ್ನೆ. ಎರಡನೇ ಪ್ರಶ್ನೆ, ಎಷ್ಟು ವರ್ಷ ಒಳಗದವರು SIR ಕೊಡ್ತಾರೆ, ಅಥವಾ ಅವರು ಏನು ನಾನು ಕೇಳ್ಪಟ್ಟಂಗೆ 40 ವರ್ಷ ಒಳಗಡೆ ಅಂತ ಇರ್ತಿದ್ದು, ಅಥವಾ ಏನು 40 ವರ್ಷ ಮೇಲ್ಪಟ್ಟವರು ಅಥವಾ 60 ವರ್ಷ ಈ ಥರದವರು ಮಾಡ್ಬೇಕಾ, ಹೇಗೆ ಸರ್ ಇದ್ರ ಬಗ್ಗೆ?
0: ಸರ್ ಮಾತನಾಡ್ತಾರೆ, ಕೇಳಿಸ್ಕೊಳ್ಳಿ. ರಾಜು ಅವರೇ
1: ನಮಸ್ತೆ. ಮೊದಲನೇದಾಗಿ ನಿಮ್ಮ ಪ್ರಶ್ನೆ, ಅವರು BLO ಎಲ್ಲ BLOಗೂ ಸ್ಪೆಸಿಫಿಕ್ ಆಗಿ ಡೈರೆಕ್ಷನ್ ಇದೆ, ಅವರೇ ಮನೆ ಮನೆಗೆ ಹೋಗಿ ನಮ್ಮ ಎನ್ಯುಮರೇಷನ್ ಫಾರ್ಮ್ನ ಹಂಚಿಕೆ ಮಾಡಬೇಕು, ಮತ್ತು ಮನೆ ಮನೆಗಳಿಗೆ ಹೋಗಿ ಅದು ಫಾರಮ್ ಫಿಲಪ್ ಮಾಡಿರೋದನ್ನ ಕಲೆಕ್ಟ್ ಮಾಡ್ಕೊಂಡು ಬಂದು ಅವರು ಡಿಜಿಟೈಸ್ ಮಾಡಬೇಕು ಅಂತ ಅವ್ರಿಗೆ ಸ್ಪಷ್ಟವಾದ ನಿರ್ದೇಶನ ಇದೆ. ನಂಬರ್ 2, ಇದಕ್ಕೆ ವಯಸ್ಸಿನ ಅಂತರ ಇಲ್ಲ, ಎಲ್ಲ ವಯಸ್ಸಿನ ಮತದಾರರ ಪಟ್ಟಿಯಲ್ಲಿ ಯಾರಿದ್ದಾರೆ ಅವರೆಲ್ಲರೂ ಕೂಡ SIR ಪ್ರಕ್ರಿಯೆಗೆ ಒಳಪಟ್ಟಿದ್ದಾರೆ.

0: ಮೈಸೂರು ಅಂತ ನಾನ್ ಗಮನಿಸ್ತೇನೆ, ಮೈಸೂರು ನಗರದಲ್ಲಿ ಕೆಲವೊಂದ್ ಕಡೆ ಸೆಂಟರ್ ನ ಮಾಡಿ ಇದ್ ಮಾಡಿದಾರೆ, ಅಲ್ಲಿಗೆ ಬಂದು ಯಾರು ಪಬ್ಲಿಕ್ ಇದ್ರೆ ಅಲ್ಲಿ ಬಂದು ಮಾಹಿತಿ ಕೊಡ್ಬೇಕು ಅಂತ ಮಾಡ್ತಾರೆ. ಅದ್ ಹೇಳ್ಬೇಕು
1: ಇಲ್ಲ, ಈಗ ನಮ್ಮ ಬಿ ಎಲ್ ಓಸ್ ಏನಿದಾರಲ್ಲ ಅವರು ಮತಗಟ್ಟೆ ಮಟ್ಟದಲ್ಲಿ ಕಾರ್ಯನಿರ್ವಹಿಸ್ತಾರೆ, ಅದು ತಮಗೂ ಗೊತ್ತು. ಪೋಲಿಂಗ್ ಸ್ಟೇಷನ್ ಅಲ್ಲಿ ನಮ್ಮ ಪೋಲಿಂಗ್ ಸ್ಟೇಷನ್ ನಾವು ವೋಟರ್ ಫೆಸಿಲಿಟೇಷನ್ ಸೆಂಟರ್ ಅಂತ ಮಾಡ್ಕೊಂಡಿದೀವಿ. ಅಂದ್ರೆ ಈಗ ಅವರು ಪೋಲಿಂಗ್ ಸ್ಟೇಷನ್ ಅಲ್ಲಿ ಕುಂತು ಮತದಾರರು ಬಂದು ಅವ್ರಿಗೆ ನಮಗೆ ಫಾರಂ ಫಿಲ್ ಅಪ್ ಮಾಡೋಕ್ಕಾಗಲ್ಲ ಅಂತ ಕೆಲವು ಮತದಾರರಿಗೆ, ಅವ್ರ ಎಲ್ಲರೂ ಎಜುಕೇಟೆಡ್ ಇರಲ್ಲ, ಕೆಲವ್ರಿಗೆ ಗೊಂದಲಗಳು ಮತ್ತೆ ಸಂಶಯಗಳು ಸೃಷ್ಟಿಯಾಗ್ಬೋದು. ಅಂಥವ್ರು ಏನಾದರೂ ಕ್ಲಾರಿಫಿಕೇಶನ್ ಬೇಕಿದ್ರೆ ಅವರು ಬೂತ್ ಲೆವೆಲ್ ಬಂದು ಪೋಲಿಂಗ್ ಸ್ಟೇಷನ್ ಅಲ್ಲಿ ಅದ್ರ ಬಗ್ಗೆ ವಿಚಾರಣೆ ಮಾಡ್ಬೋದು ನಮ್ಮ ಬೂತ್ ಲೆವೆಲ್ ಆಫೀಸರ್ ಜೊತೆ ಅಷ್ಟೇ. ಆದ್ರೆ ಎಲ್ಲೋ ಒಂದ್ ಕಡೆ ಕೂತು ಗುಂಪು ಗುಂಪಾಗಿ ಮಾತಾಡೋ ಇದನ್ನ ಮಾಡೋದಕ್ಕೆ ಅವಕಾಶ ಇಲ್ಲ. ಅವ್ರು ಮತಗಟ್ಟೆ ಬೇಲೋ ಇದಕ್ಕೆ ಬರ್ಬೇಕು, ಅವರು ವೋಟರ್ ಫೆಸಿಲಿಟೇಷನ್ ಸೆಂಟರ್ಗೆ ಬರ್ಬೇಕು.
0: ಮೈಸೂರು ಸಿಟಿಗಳಲ್ಲಿ ನಾನು ಕೇಳ್ದಂಗೆ ನಾನು ನೋಡಿದೀನಿ ಕೂಡ, ಕೆಲವೊಂದು ಸೆಂಟರ್ ಕೆಲವೊಂದು ಸ್ಕೂಲ್ಗಳನ್ನ ಸೆಲೆಕ್ಟ್ ಮಾಡ್ಕೊಂಡು ಇದ್ ಮಾಡಿದ್ದಾರೆ. ಅಲ್ಲಿ ಬಿ ಎಲ್ ಓಗಳು ಅಲ್ಲಿ ಇರ್ತಾರೆ, ಅಲ್ಲಿಗೆ ಪಬ್ಲಿಕ್ ಬಂದು ಫಾರ್ಮ್ ಫಿಲ್ ಮಾಡ್ತಾ ಇದಾರೆ, ಅವ್ರ ಅಪ್ಲಿಕೇಶನ್ ಫಿಲ್ ಮಾಡ್ತಾ ಇದಾರೆ. ಅದಕ್ಕೆ ಕೇಳಿದೆ.
1: ನಮ್ಮಲ್ಲಿ ಆಗಿಲ್ಲ, ನಮ್ಮಲ್ಲಿ ಎಲ್ಲರೂ ಮನೆ ಮನೆಗೆ ಹೋಗಿ ಫಾರ್ಮ್ ಫಿಲ್ಅಪ್ ಮಾಡಿ ಕಲೆಕ್ಟ್ ಮಾಡ್ಕೊಂಡು ಮಾಡಕ್ಕೆ ಹೇಳಿದೀವಿ. ಅಕಸ್ಮಾತ್ ಮತದಾರರಿಗೆ ಅದನ್ನ ಫಾರ್ಮ್ ಫಿಲ್ಅಪ್ ಮಾಡಕ್ ಗೊತ್ತಾಗಲಿಲ್ಲ ಅಂದ್ರೆ ಬಿ ಎಲ್ ಓ ಬಂದಾಗ ಅವ್ರ ನೆರವು ಪಡೆದು ಅದನ್ನ ತುಂಬೋದಾಗಿದೆ ಫಾರ್ಮ್ನ.
2: ಓಕೆ, ಧನ್ಯವಾದಗಳು ರಾಜ ಅವರೇ ಕರೆ ಮಾಡಿದ್ದಕ್ಕೆ. ಸರ್, ಈಗ ಸರ್ ಎಸ್ ಐ ಆರ್ಗೆ ಸಂಬಂಧಪಟ್ಟಂತೆ ಯಾಕೆ ಈ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ರೆ, ಇದ್ರ ಉದ್ದೇಶ ಏನು ಅನ್ನೋದ್ರ ಬಗ್ಗೆ ತಾವು ಮಾತನಾಡ್ತೀರ. ಸರ್ ಶ್ರೀನಿವಾಸರಿಗೆ ತಮ್ಮ ಜೊತೆ ನಾವು ಮಾತನಾಡೋದಾದ್ರೆ, ಈ ಒಂದು ಚುನಾವಣಾ ಆಯೋಗವು ಈ ಒಂದು ವಿಶೇಷ ತೀವ್ರ ಮತದಾರರ ಪಟ್ಟಿ ಒಂದು ಪರಿಷ್ಕರಣೆಯನ್ನ ಯಾಕೆ ಕೈಗೊಳ್ತಾ ಇದೆ ಅನ್ನೋದ್ರ ಬಗ್ಗೆ ತಾವು ತಿಳಿಸ್ಕೊಡ್ಬೋದಾ ಸರ್?
3: ಈಗಾಗಲೇ ತಮಗೆ ಗೊತ್ತು. ನಮಸ್ಕಾರ ಸರ್. ಈಗಾಗಲೇ ತಮಗೆ ಗೊತ್ತು ಏನು, ಇವಾಗ 2002 ಈ ಹಿಂದೆ ಪರಿಷ್ಕರಣೆ ಆಗಿತ್ತು, ಅದೇ ರೀತಿ ಈಗ ನಾವು 2020 ಮಾಡ್ತಾ ಇದ್ದೀವಿ. 2002 ಇರ್ತಕ್ಕಂತ, ಆದ್ರೆ ನಾವಿವಾಗ ಏನಪ್ಪ ಅಂತಂತಂದ್ರೆ, ಈಗ ನಾವು 2026 ಮತದಾರರ ಪಟ್ಟಿನ ನಾವು ಚೆಕ್ ಮಾಡಿದಾಗ 2002 ಇರಬೇಕು ಅಂತೇನಿಲ್ಲ. ಯಾರಿಗೆ 40 ಮೇಲಿದ್ದಾರೆ ಅವ್ರು ಕಂಪಲ್ಸರಿ 2002 ಪಟ್ಟಿನಲ್ಲಿ ಬಂದೇ ಬರ್ತಾರೆ. ಆವಾಗ ಈಗ ಸರ್ ಹೇಳ್ದಂಗೆ ನಾವೇನ್ ಮಾಡ್ತೀವಿ ಅಂತಂದ್ರೆ, 2002 ಪಟ್ಟಿನಲ್ಲಿ ಯಾರ್ದು ಹೆಸರು ಇರಲ್ಲ ಅವ್ರದಿಗೆ ನಾವೇನ್ ಮಾಡ್ತೀವಿ, 2020 ಇರ್ತದೆ, 2002 ಇರಲ್ಲ. ಅವಾಗ ನಾವೇನ್ ಮಾಡ್ತೀವಿ ಅಂತಂದ್ರೆ, 2026 ಪಟ್ಟಿನಲ್ಲಿರುವಂತಹ ಹೆಸರನ್ನ ನಾವು ಫೈಂಡ್ ಔಟ್ ಮಾಡಿ ಅವರ ತಂದೆ ಅಥವಾ ಅವರ ತಾಯಿ ಅಥವಾ ಅವರ ಅಣ್ಣ ತಮ್ಮ ಯಾರಿದ್ದಾರೆ ಅಂತಂದ್ರೆ 2022 ನಾವು 2002 ಪಟ್ಟಿನ ಚೆಕ್ ಮಾಡ್ಕೊಂಡು ಏನ್ ಮಾಡ್ತೀವಿ, ಆವಾಗ ಅವರಿಗೆ ಸಂತತಿ ಅಥವಾ ಪ್ರೋಜಿನಿ ಅಂತ ಅವರಿಗೆ ಮ್ಯಾಪಿಂಗ್ ನಾವು ಮಾಡ್ತೀವಿ. ಇದನ್ನ ನಾವು ಪ್ರೋಜೆನಿ ಮ್ಯಾಪಿಂಗ್ ಅಂತ ಮಾಡ್ತೀವಿ. 2002 ಇದ್ದು 2026 ಇದ್ರೆ ಅದಕ್ಕೆ ನಾವು ಮ್ಯಾಪಿಂಗ್ ಅಂತ ನಾವು ಮಾಡ್ತೀವಿ. ಹಾಗಾಗಿ ಈಗ ಎಷ್ಟು ಜನ ನಮ್ಮಲ್ಲಿ ಮತದಾರರು ಇದ್ದಾರೆ ಅಷ್ಟು ಜನಕ್ಕೂ ನಾವು ಎನ್ಯುಮರೇಷನ್ ಫಾರ್ಮ್ಸ್ ನ ನಾವು ಕೊಟ್ಟಿದ್ದೇವೆ. ಸೊ ಹಾಗಾಗಿ ಈ ಎನ್ಯುಮರೇಷನ್ ಫಾರ್ಮ್ಸ್ ನ ನಾವು ಕೊಟ್ಟಾದ್ಮೇಲೆ ಅವರ ಮನೆಯವರು ಅವರಿಗೆ ಏನಾದ್ರೂ ಸಹ ಅದು ಗೊತ್ತಿದ್ರೆ 2002 ಪಟ್ಟಿ ಭಾಗದ ಸಂಖ್ಯೆ ಅವೆಂದರ ಗೊತ್ತಿದ್ರೆ ಅದನ್ನ ಅವರು ತುಂಬಬಹುದು ಫಾರ್ಮ್ ನಲ್ಲಿ. ಇಲ್ಲ ಅಂತಂದ್ರೆ ಬಿ ಎಲ್ ಓ ಏನ್ ಅವ್ರ ಮನೆ ಹತ್ರ ಬರ್ತಾರೆ ಅವರಿಗೆ ನಾವು 2002 ಪಟ್ಟಿನೂ ಸಹ ಕೊಟ್ಟಿದ್ದೇವೆ ಮತ್ತೆ 26 ಸಹ ಪಟ್ಟಿ ನಾವು ಕೊಟ್ಟಿದ್ದೇವೆ. ಆ ಪಟ್ಟಿನಲ್ಲಿ ನೋಡ್ಕೊಂಡು ಅದನ್ನ ಅವ್ರ ಮುಂದ್ಗಡೆನೆ ತುಂಬಿಸಿ ಅವ್ರಿಗೊಂದ್ಸತಿ ಅವರಿಗೆ ಮನವರಿಕೆ ಮಾಡಿಸಿ ಅವ್ರು ಸರಿ ಅಂತ ಕಂಡು ಬಂದ್ಮೇಲೆ ನಾವು ಅದನ್ನ ಅವರಿಂದ ಅಪ್ರೂವಲ್ ತಗೊಂಡು ಅದನ್ನ ನಾವು ಕಂಪ್ಯೂಟರೈಸ್ ನಲ್ಲಿ ಮಾಡೋದಕ್ಕೆ ಮಾಡ್ತಾ ಇದೀವಿ ಸರ್.
2: ಓಕೆ ಸರ್, ಮುಂದೆ ಓಕೆ ಸರ್. ಈಗ ಇದ್ರ ಜೊತೆಗೆ ಈ ಒಂದು ಪರಿಷ್ಕರಣೆ ಪಟ್ಟಿಯಲ್ಲಿ ಯಾವ್ಯಾವ ರೀತಿಯ ಒಂದು ದಾಖಲೆಗಳು ಅಥವಾ ಮಾಹಿತಿಯನ್ನ ಪರಿಶೀಲನೆ ಮಾಡಲಾಗ್ತದೆ ಸರ್?
3: ಸರ್, ಈಗಾಗಲೇ ಮಾನ್ಯ ಚುನಾವಣಾ ಆಯೋಗವು 12 ಗುರುತಿನ ಚೀಟಿಗಳನ್ನ ಅವ್ರು ಹೇಳಿದ್ದಾರೆ ಸರ್. ಪೆನ್ಷನ್ಸ್ದು ಸರ್ಟಿಫಿಕೇಟ್ ಇರ್ಬೋದು, ಮತ್ತೆ ಉದ್ಯೋಗ ಚೀಟಿ ಇರ್ಬೋದು, ಆಧಾರ್ ಕಾರ್ಡ್ ಇರ್ಬೋದು, ಬರ್ತ್ ಸರ್ಟಿಫಿಕೇಟ್ ಇರ್ಬೋದು, ಹೀಗೆ ಅನೇಕ ಒಂದು 12 ಗುರುತಿನ ಚೀಟಿಗಳನ್ನ ಅವ್ರು ಕೊಡ್ಬೋದು ಸರ್. ಅಕಸ್ಮಾತ್ ಈ 12 ಚೀಟಿ ಇಲ್ಲ ಅಂತಂದ್ರು ಸಹ, ಅಕಸ್ಮಾತ್ ಯಾವುದೇ ವ್ಯಕ್ತಿನ ನಾವು ಈ ವ್ಯಕ್ತಿ ಇಲ್ಲೇ ವಾಸವಾಗಿದ್ದಾನೆ ಮತ್ತೆ ಇಲ್ಲೇ ಈ ಭಾರತೀಯ ಪ್ರಜೆ ಆಗಿದ್ದಾನೆ ಅನ್ನುವಂಥದ್ದನ್ನ ಏನು ನಾವಿವಾಗ ಮತದಾರರ ನೋಂದಣಿ ಅಧಿಕಾರಿಗಳು ಇದ್ದಾರೆ ಅವರು ಆ ಒಂದು ಸ್ಥಳವನ್ನ ಪರಿಶೀಲನೆ ಮಾಡಿ ಅಲ್ಲೊಂದು ಮಹಾಜೂರ್ ತರ ಮಾಡಿ ಯಾವುದು ಎಲ್ಲಾ ಮಹಾಜೂರ್ನಲ್ಲಿ ಈ ವ್ಯಕ್ತಿ ಇಲ್ಲೇ ಇದ್ದು ಇಲ್ಲೇ ವಾಸವಾಗಿದ್ದಾನೆ ಅಂತ ಕಂಡು ಬಂದಲ್ಲಿ ಅವನನ್ನ ಮತದಾರರ ಪಟ್ಟಿಗೆ ಸೇರಿಸೋದಕ್ಕೆ ಅವರಿಗೆ ಅಧಿಕಾರ ಕೊಟ್ಟಿದ್ದಾರೆ ಸರ್.
1: ಇದೀಗ ಪ್ರಾರಂಭಿಕ ಹಂತದಲ್ಲಿ ಅವರು ಫಾರ್ಮ್ ಫಿಲ್ಅಪ್ ಮಾಡಿಕೊಡುವಾಗ ಅವ್ರು ಯಾವುದೇ ದಾಖಲೆಗಳನ್ನ ಕೂಡ ಅವಶ್ಯಕತೆ ಇಲ್ಲ.
2: ಓಕೆ,
1: ನಂತರ ಅವರು ಈಗ ನಾವು 29 ಈಗ ಅವ್ರು ಫಾರ್ಮ್ ಫಿಲ್ಅಪ್ ಮಾಡ್ಕೊಡೋದಕ್ಕೆ ಲಾಸ್ಟ್ ಡೇಟು. ಈ ಇದ್ರ ಜೊತೆ ಈ ಫಾರ್ಮ್ ಜೊತೆ ಅವರು ಒಂದು

0: ಫೋಟೋ ಹಚ್ಕೊಟ್ರೆ ಸಾಕು, ಯಾಕೆಂದ್ರೆ ಹಿಂದೆ ಫೋಟೋಗಳೆಲ್ಲ ಹಾಕಿ ತುಂಬಾ ಹಳೇದಾಗಿರ್ತವೆ. ಫೋಟೋನ ಅಪ್ಡೇಟ್ ಮಾಡೋಕ್ಕೋಸ್ಕರ ಫೋಟೋ ಒಂದು ಕೊಟ್ರೆ ಸಾಕು. ಈ ಅವ್ರು ಏನು ಮತದಾರ ಪಟ್ಟಿ ಎನ್ಯುಮರೇಷನ್ ಫಾರ್ಮ್ ಫಿಲ್ಅಪ್ ಮಾಡಿ ಕೊಡ್ತಾರಲ್ಲ, ಇಷ್ಟು ಜನರದ್ದು ಆಗಸ್ಟ್ 5ನೇ ತಾರೀಕು ಒಂದು ಕರಡು ಮತದಾರರ ಪಟ್ಟಿಯನ್ನು ನಾವು ಸಿದ್ಧಪಡಿಸ್ತೀವಿ.
1: ಓಕೆ ಸರ್.
0: ನಮ್ಮ ವಿಧಾನಸಭಾ ಕ್ಷೇತ್ರದ್ದು ಎಲ್ಲ ವಿಧಾನಸಭಾ ಕ್ಷೇತ್ರಗಳದ್ದು ನಮ್ಮ ರಾಜ್ಯದ್ದು ಆಗಸ್ಟ್ 5ನೇ ತಾರೀಕಿಗೆ ಮತದಾರ ಪಟ್ಟಿ ಸಿದ್ಧಾಗುತ್ತೆ. ನಂತರ ಅಲ್ಲಿ ಅಲ್ಲಿ ಅವ್ರಿಗೇನಾದ್ರೂ ಹೆಸರು ಕೈ ಬಿಟ್ಟು ಹೋಗಿದ್ರೆ, ಹೆಸರಿನಲ್ಲಿ ವ್ಯತ್ಯಾಸ ಆಗಿದ್ರೆ, ಇನ್ನೇನೋ ಅವ್ರಿಗೆ ತೊಂದರೆಗಳು ಉಂಟಾಗಿದ್ರೆ, ಕ್ಲೈಮ್ಸ್ ಅಂಡ್ ಅಬ್ಜೆಕ್ಷನ್ಸ್ ಅಂತ ಅವಾಗ ನಾವು 2 ತಿಂಗಳ ಕಾಲ ಅವಕಾಶ ಇದೆ. ಅಂತ ಸಂದರ್ಭದಲ್ಲಿ ನಾವು ಅವ್ರಿಗೆ ನೋಟಿಸ್ ಕೊಟ್ಟಾಗ ಅವ್ರ ದಾಖಲೆಗಳನ್ನ ಕೊಡಬೇಕು ಅಷ್ಟೇ. ಈಗ ಪ್ರಾರಂಭಿಕ ಹಂತದಲ್ಲಿ ಅವ್ರು ಯಾವುದು ದಾಖಲೆ ಕೂಡ ಆಗತ್ತೇ ಇಲ್ಲ.
1: ಓಕೆ ಸರ್, ಮತ್ತೊಂದು ಕರೆ ಇದೆ. ಹಲೋ, ಹಾಂ ನಮಸ್ಕಾರ, ತಮ್ಮ ಹೆಸರು?
2: ಸರ್ ನಮಸ್ಕಾರ, ನನ್ನ ಹೆಸರು ಮಹೇಶ್ ಅಂದ್ಬಿಟ್ಟು ಹೂವಿನ ಕೊಡಿದೆ ಸರ್.
1: ಹಾಂ ಮಹೇಶ್ ಅವ್ರು ಹೇಳಿ, ತಮ್ಮ ಪ್ರಶ್ನೆ ಏನು ಅಂತ?
0: ಮಹೇಶ್ ಅವರೇ, ಈಗ ಫೋಟೋ ಅಪ್ಲೋಡ್ ಮಾಡಕ್ಕೆ ಸಮಸ್ಯೆ ಏನು ಇಲ್ಲ. ಮೋಸ್ಟ್ಲಿ ಅಲ್ಲಿ ಏನಾದರೂ ನಿಮ್ದು ನೆಟ್ವರ್ಕ್ ಸಮಸ್ಯೆ ಇರ್ಬೋದು ಅಥವಾ ಹಾಗಾಗಿ ಆ ಸ್ಥಳದಲ್ಲಿ ಅಪ್ಲೋಡ್ ಮಾಡೋಕ್ಕಾಗಿಲ್ಲ. ಅಂಥ ಸಂದರ್ಭಗಳಲ್ಲಿ ಬಿ ಎಲ್ ಓಗಳು ಎಲ್ಲಿ ನೆಟ್ವರ್ಕ್ ಸಿಗುತ್ತೋ ಅಲ್ಲಿಗೆ ಬಂದು ಅದನ್ನು ಅಪ್ಲೋಡ್ ಮಾಡ್ತಾರೆ. ನೀವು ಅದ್ರ ಬಗ್ಗೆ ಏನು ಹೆಚ್ಚು ಇದು ಆಗ ಅವಶ್ಯಕತೆ ಇಲ್ಲ.
1: ಓಕೆ ಓಕೆ, ಕರೆಕ್ಟ್ ಆಗಿದೆ ಸರ್. ಓಕೆ ಸರ್, ಈಗ ಇದ್ರ ಜೊತೆಗೆ ಈಗ ಹೊಸದಾಗಿ ಸೇರ್ಪಡೆ ಮಾಡ್ಕೊಳ್ತಕ್ಕಂಥವ್ರು ಇರ್ಬೋದು, ಈಗ ಸಾಮಾನ್ಯವಾಗಿ 18 ವರ್ಷ ತುಂಬಿರ್ತಕ್ಕಂಥ ಯುವಕರು ಇರ್ಬೋದು ಅಥವಾ ಹೆಸರು ಮತದಾರರ ಪಟ್ಟಿಯಲ್ಲಿ ಹೆಸರು ತಪ್ಪಿದ್ರೆ ಈ ಥರದವರು ಕೂಡ ಈ ಒಂದು ಪ್ರಕ್ರಿಯೆಯಲ್ಲಿ ಸೇರಿಸ್ಕೊಳ್ಬಹುದು ಅಥವಾ ಹೇಗೆ ಸರ್?
3: ಎಸ್ ಸರ್, ಖಂಡಿತ ಸೇರಿಸ್ಕೋಬಹುದು. ಇವಾಗ ನಾವು ಸರಿ ಹೇಳ್ದಂಗೆ ಈಗ ಮುಂದಿನ ತಿಂಗಳು 5ನೇ ತಾರೀಕಿಗೆ ನಾವೊಂದು ಕರಡು ಪಟ್ಟಿಯನ್ನು ನಾವು ಒಂದು ಡಿಕ್ಲೇರ್ ಮಾಡ್ತೀವಿ ಸರ್. ಅದರಲ್ಲಿ ಯಾರ್ದಾದ್ರೂ ಹೆಸರು ಸ್ವಲ್ಪ ಸ್ಪೆಲ್ಲಿಂಗ್ ತಪ್ಪಿದ್ರೆ ಅಥವಾ ಏನಾದ್ರು ಬೇರೆಯವ್ರನ್ನ 18 ವರ್ಷ ಆಗಿರ್ತಕ್ಕಂಥ ಆ್ಯಡ್ ಮಾಡೋರಿದ್ರೆ ಮತ್ತೆ ಇನ್ನೇನಾದ್ರು ಚೇಂಜಸ್ ಮಾಡ್ರು, ಎಕ್ಸಾಂಪಲ್ ಈಗ ಕೆಲವರು ಶ್ರೀನಿವಾಸ ಅಂತ ಇರ್ತದೆ, ಕೆಲವರು ಶ್ರೀನಿವಾಸ ಅಂತ ಇರ್ತದೆ, ಹಾಗಾಗಿ ಆ ಥರದ ಏನಾದ್ರು ಚೇಂಜ್ಮೆಂಟ್ ಏನಾದ್ರು ಇದ್ರೆ ಒಂದು ತಿಂಗಳಿಗೆ ನಾವು ಅವ್ರಿಗೆ ಆಕ್ಷೇಪಣೆ ಸಲ್ಲಿಸೋದಕ್ಕೆ ಅವಕಾಶ ಇರ್ತದೆ. ಆ ಸಮಯದಲ್ಲಿ ಅವರು ಆಕ್ಷೇಪಣೆನ ಕೊಟ್ಟು ಏನ್ ಸರಿ ಮಾಡಬೇಕು ಅಂತ ಹೇಳಿದ್ರೆ ಅದನ್ನ ಸರಿ ಮಾಡಿಸಿ ನಾವು ಮಾಡ್ತೀವಿ ಸರ್.
1: ಓಕೆ ಸರ್, ಮತ್ತೆ ಕರೆ ಇದೆ. ಹಲೋ ಹಲೋ
4: ಹಲೋ ನಮಸ್ತೆ ಸರ್, ನಾಗರಾಜ್ ಅಂತ ಮೊಬೈಲಿಂದ ಹೆಚ್ಚಿ ಕೊಡ್ತೀನಿ.
1: ಹಾ ನಾಗರಾಜ್ ಅವ್ರು ಹೇಳಿ, ತಮ್ಮ ಪ್ರಶ್ನೆ ಏನು ಅಂತ?
4: ಸರಿ, ನಮ್ಮ ಮನೆ ಪಕ್ಕದವರು ಹಾಸ್ಪಿಟಲ್ ಅಡ್ಮಿಟ್ ಆಗಿ 3 ತಿಂಗಳಾಯ್ತು. ಅವ್ರು ಸೇರಿಸ್ಬೇಕಾದ್ರೆ ಏನು ಪ್ರಕ್ರಿಯೆ ಮಾಡ್ಬೇಕು ಅಂತ?
0: ಈಗ ನಾಗರಾಜ್ ಅವ್ರೆ, ಅವ್ರದ್ದು ಎನ್ಯುಮರೇಷನ್ ಫಾರಂ ಅವ್ರ ಮನೆಗೆ ಹಂಚಿಕೆ ಮಾಡಿರ್ತೀವಿ. ಅವ್ರ ಮನೇಲಿ ಯಾರಾದ್ರೂ ಒಬ್ರಿದ್ದು ಅದನ್ನ ಫಿಲ್ಅಪ್ ಮಾಡಿ ಅವ್ರು ಸೈನ್ ಮಾಡಿಕೊಟ್ರು ಸಾಕು. ಅವ್ರು ಹಾಸ್ಪಿಟಲ್ ಅಡ್ಮಿಟ್ ಆಗಿದ್ರೆ ಅವರೇ ಬಂದು ಮಾಡಬೇಕು ಅಂತ ಏನಿಲ್ಲ. ಆದ್ರೆ ಅವ್ರ ವಿವರಗಳನ್ನ ಸಲ್ಲಿಕೆ ಮಾಡಿ ಅವ್ರ ಮನೆಯವ್ರಲ್ಲಿ ಯಾರಾದ್ರೂ ಒಬ್ರು ಸೈನ್ ಮಾಡಿಕೊಟ್ರು ಸಾಕು, ತಗೊಳ್ತೀವಿ ನಾವು.
4: ಆಧಾರ್ ಕಾರ್ಡ್ ಬೇಕು ಅಂತ ಹೇಳಲ್ಲ ಸರ್?
0: ಆಧಾರ್ ಕಾರ್ಡು ಕಡ್ಡಾಯ ಏನಲ್ಲ, ನೀವು ನೋಡಿ ಅಲ್ಲಿ. ಈಗ ನೀವು ಅದು ಏನು ದಾಖಲೆಗಳನ್ನ ಕೂಡ ಅವಶ್ಯಕತೆ ಇಲ್ಲ, ಬರೀ ಫಾರ್ಮ್ ಫಿಲ್ಅಪ್ ಮಾಡಿಕೊಟ್ರೆ ಸಾಕು. ಹೌದು
4: ಸರ್, ಕನ್ನಡ ಹೇಳಿ
0: ಸರ್,
1: ಕನ್ನಡದಲ್ಲಿ ಬರೆಯೋದಕ್ಕೆ ಇಂಗ್ಲಿಷಲ್ಲಿ ಬರೀತಾ ಇರ್ತಾರೆ.
0: ಖಂಡಿತವಾಗಿ ಹೇಳ್ತೀವಿ, ಎಲ್ರಿಗೂ ಕನ್ನಡದಲ್ಲೇ ಫಿಲ್ಅಪ್ ಮಾಡಕ್ಕೆ ಹೇಳ್ತೀವಿ ನಾಗರಾಜ್ ಅವರೇ.
1: ಓಕೆ ಓಕೆ, ಬೇರೆ ಪ್ರಶ್ನೆ ಐತೆ ನಾಗರಾಜ್ ಅವರೇ? ಓಕೆ, ಧನ್ಯವಾದಗಳು ನಾಗರಾಜ್ ಅವರೇ ಕರೆ. ಸರ್, ಈಗ ತಾವು ಹೇಳ್ತಾ ಇದ್ರು, ಈಗ ಸರ್ ಹೇಳ್ತಾ ಇದ್ರು ಶ್ರೀನಿವಾಸರು 18 ವರ್ಷ ಪೂರ್ಣಗೊಳಿಸಿದವರು ಅಥವಾ ಯಾರ ಹೆಸರು ಮಿಸ್ ಆಗಿದೆ ಅಥವಾ ಹೆಸರು ತಪ್ಪಾಗಿದ್ರೆ ಆ ಥರದವ್ರು ಕೂಡ ಇದರಲ್ಲಿ ಸೇರಿಸ್ಕೊಳ್ಬೋದು ಅಂತ ಹೇಳಿದ್ರು. ಸೊ ಅದೇ ರೀತಿ ಈಗ ಸಾಮಾನ್ಯವಾಗಿ ಸ್ಥಳಾಂತರಗೊಂಡವರು ಅಂದರೆ ಈ ಊರಲ್ಲಿದ್ದು ಬೇರೆ ಕಡೆ ಹೋಗಿರ್ತಕ್ಕಂಥವ್ರು, ಸೊ ಅವರು ಹೇಗೆ ಈ ಒಂದು ಮತದಾರರ ಪಟ್ಟಿಯಲ್ಲಿ ತೆಗೆದಾಕ್ತಕ್ಕಂಥದ್ದು ಇರ್ಬೋದು ಅಥವಾ ಸೇರಿಸ್ಕೊಳ್ತಕ್ಕಂಥ ಪ್ರಕ್ರಿಯೆ ಹೇಗಿರುತ್ತೆ ಸರ್?
3: ಸರ್, ಇವಾಗ ಒಂದು ಸ್ಥಳಾಂತರ ಅಂದರೆ ಶಿಫ್ಟಿಂಗ್ ಅಂತ ಅರ್ಥ.
1: ಹೌದು,
3: ಈಗ ಆ್ಯಕ್ಚುಲಿ ನಾವೇನು ಮಾಡಿದ್ವಿ ಅಂದರೆ ಎಲ್ಲ ಬಿ ಎಲ್ ಓಸ್ ಅವರು ಸಹ ಎಲ್ಲರಿಗೂ ಸಹ ಈಗ ಆ್ಯಕ್ಚುಲಿ ನಮ್ಮ ಸರ್ ಹೇಳಿದ್ರು ನಮ್ಮ ತಾಲೂಕಿನಲ್ಲಿ ಸಚಿಜಿಕೋಟೆ ಸರ್ಗೂರು ಎರಡು ಸೇರಿಸಿ 234,521 ಮತದಾರರ ಪಟ್ಟಿ ಇದ್ದ ಅಷ್ಟು ಸಹ ಎನ್ಯುಮರೇಷನ್ ಫಾರ್ಮ್ಸ್ನ ನಾವು ತಲುಪಿಸಿದ್ದೇವೆ, ಮನೆ ಮನೆ ತಲುಪಿಸಿದ್ದೇವೆ ಸರ್. ಅಲ್ಲಿ ಏನಾಗುತ್ತೆ ಅಂತಂದ್ರೆ ಅದರಲ್ಲಿ ಕೆಲವೊಬ್ರು ಡೆತ್ ಆಗಿರ್ಬೋದು, ಕೆಲವೊಬ್ರು ಶಿಫ್ಟಿಂಗ್ ಆಗಿರ್ಬೋದು. ಅವಾಗ ನಾವೇನ್ ಮಾಡ್ತೀವಿ ಅಂತಂದ್ರೆ ಅದಕ್ಕೆ ಮೂರು ಬಾರಿ ಬಿ ಎಲ್ ಅವರು ಅವ್ರ ಮನೆ ಹತ್ರ ಹೋಗ್ತಾರೆ. ಮನೆ ಹತ್ರ ಹೋದಾಗ ಅದನ್ನ ಕನ್ಫರ್ಮೇಶನ್ ಮಾಡ್ಕೊಂತಾರೆ, ಅವ್ರು ಇದಾರ ಇಲ್ವಾ ಬೇರೆ ಕಡೆ ಹೋಗಿದಾರ ಅನ್ನುವಂಥದ್ದನ್ನ ಅವ್ರನ್ನು ವೆರಿಫೈ ಮಾಡ್ತಾರೆ. ಜೊತೆಗೆ ಅವ್ರಿಗೆ ಯಾರಿದ್ರು ಅವ್ರಿಗೆ ಸಹ ಫೋನ್ ಮೂಲಕನೂ ಸಹ ಅವ್ರಿಗೆ ಸಂಪರ್ಕ ಮಾಡಿಕೊಂಡು ಕಮ್ಯುನಿಕೇಟ್ ಮಾಡ್ತಾರೆ. ಕಮ್ಯುನಿಕೇಟ್ ಮಾಡ್ಕೊಂಡು ಬಂದಾಗ ಅವ್ರೇನಾದ್ರು ಬೇರೆ ಕಡೆ ಶಿಫ್ಟ್ ಆಗಿ ಅಲ್ಲೇನಾದ್ರೂ ಅವ್ರಿಗೆ ಎನ್ಯುಮರೇಷನ್ ಫಾರ್ಮ್ ಕೊಟ್ಟಿದ್ದು ಅಲ್ಲಿ ಅವ್ರ ಹೆಸರಿದ್ರೆ ಅವ್ರನ್ನ ನಾವು ಕೇಳ್ಕೊಂತೀವಿ, ಅಲ್ಲೇ ಉಳ್ಕೊಂತಿರೋ ಇಲ್ಲೇ ಉಳ್ಕೊಂತಿರೋ ಅಂತ ಕೇಳ್ತೀವಿ. ಹಾಗ ಅವರಲ್ಲೇ ಉಳ್ಕೊಂಡ್ರೆ ಅವರ ಒಂದು ಅನುಮತಿ ಮೇರೆಗೆ

0: ಪ್ರಚಾರ ಮಾಡಿದಾಗ ಪ್ರತಿಯೊಬ್ಬರು ಸಹ ಅದರಲ್ಲಿ ಅವ್ರು ನೋಡ್ಕೋಬಹುದು, ಅವ್ರ ಹೆಸರು ಇದೆಯಾ ಇಲ್ವಾ ಅಂತಕ್ಕಂಥ ನೋಡ್ಕೋಬಹುದು. ನೋಡ್ಕೊಂಡು ಏನಾದರೂ ಅದರಲ್ಲಿ ಕರೆಕ್ಷನ್ಸ್ ಅಥವಾ ಹೆಸರು ಸೇರಿಸೋದು ಏನಾದ್ರು ಇದ್ರೆ ಆಕ್ಷೇಪಣೆ ಸಲ್ಲಿಸಲು ಒಂದು ತಿಂಗಳು ತನಕ ಸಮಯ ಇರ್ತದೆ. ಆ ಸಮಯದಲ್ಲಿ ಅವರು ಸೇರ್ಪಡೆ ಇರ್ಬೋದು, ಕರೆಕ್ಷನ್ಸ್ ಇರ್ಬೋದು, ಅದನ್ನ ಮಾಡ್ಕೊಳ್ಳೋದಕ್ಕೆ ಅವಕಾಶ ಇರ್ತದೆ ಸರ್.
1: ಸರಿಗೆ, ಇದ್ರ ಜೊತೆಗೆ ಸರ್ ತಾವು ಹೇಳ್ತಾ ಇದ್ರಿ ಈಗ ಬಿ ಎಲ್ ಒಗಳು ಇದರಲ್ಲಿ ಪ್ರಮುಖವಾದ ಪಾತ್ರವನ್ನು ವಹಿಸ್ತಾರೆ ಅಂತ ಹೇಳ್ತಾ ಇದ್ರೆ, ಈ ಒಂದು ತಾವು ಹೇಳಿದ್ರೆ ಈ ಒಂದು ಬೂತ್ ಮಟ್ಟದ ಅಧಿಕಾರಿಗಳು ಈ ಅಥವಾ ಬಿ ಎಲ್ ಒಗಳು ಈ ಒಂದು ಪರಿಷ್ಕರಣೆಯಲ್ಲಿ ಅವ್ರ ಪಾತ್ರ ಹೇಗೆ, ಯಾವ ತರ ಒಂದು ಕಾರ್ಯವನ್ನು ನಿರ್ವಹಿಸಬೇಕಾಗುತ್ತೆ ಸರ್?
2: ಬಿ ಎಲ್ ಒಗಳೇ ಈ ಮತದಾರರ ಪಟ್ಟಿಯ ಪರಿಷ್ಕರಣೆ ಮತ್ತೆ ಪೋಲಿಂಗ್ ಸ್ಟೇಷನ್ ನಿರ್ವಹಣೆಗೆ ಅವರೇ ಪಿಲ್ಲರ್ಸ್ ಅಂತ ಕರಿಬಹುದು ನಾವು. ಯಾಕೆಂದ್ರೆ ಪ್ರತಿ ಒಂದು ಮತಗಟ್ಟೆ ವ್ಯಾಪ್ತಿಯಲ್ಲಿ ಕೆಲಸ ಮಾಡೋರು ಅವರೇ. ಸೊ ಮತ್ತೆ ಅವ್ರಿಗೆ ಸ್ಥಳೀಯ ಜನರ ಸಂಪರ್ಕ ಇರ್ತಾರೆ, ಅಲ್ಲಿ ಯಾರು ತೀರೋಗಿರ್ತಾರೆ ಅಥವಾ ಯಾರು ಅಲ್ಲಿಂದ ಶಿಫ್ಟ್ ಆಗಿರ್ತಾರೆ, ಬೇರೆ ಕಡೆ ಹೋಗಿರ್ತಾರೆ, ಮತ್ತೆ ಹೊಸದಾಗಿ 18 ವರ್ಷಕ್ಕೆ ಅವರು ಸೇರ್ಪಡೆ ಹಾಕುವಂತವ್ರು ಯಾರು, ಇದನ್ನೆಲ್ಲ ಬಿ ಎಲ್ ಒಗೆ ಒಂದು ಮಾಹಿತಿ ಇರ್ತಾರೆ. ಮತ್ತೆ ಮತದಾರರ ಪಟ್ಟಿಯ ಪರಿಷ್ಕರಣೆಯಲ್ಲಿ ಬಿ ಎಲ್ ಒ ರೋಲೇ ತುಂಬಾ ಮೇಜರ್ ರೋಲು, ಬೇಸಿಕ್ ವರ್ಕರ್ ಅವರೇ.
1: ಓಕೆ ಸರ್, ಮತ್ತೆ ಕರೆ ಇದೆ. ಹಲೋ ಹಲೋ
3: ಹಲೋ,
1: ನಮಸ್ತೆ. ತಮ್ಮ ಹೆಸರು ಎಲ್ಲಿಂದ ಮಾತನಾಡ್ತಾ ಇದ್ದೀರಾ? ಹಾ ಮೇಡಮ್, ಹೇಳಿ ತಮ್ಮ ಪ್ರಶ್ನೆ ಏನಂತ. ಸ್ವಲ್ಪ ಇಲ್ಲ, ತಾವು ಸ್ವಲ್ಪ ಮಾತನಾಡೋದ್ ಕೇಳಿಸ್ತಾ ಇಲ್ಲ, ಸ್ವಲ್ಪ ನೆಟ್ವರ್ಕ್ ಇರೋ ಕಡೆ ಮಾತನಾಡ್ತೀರಾ, ಏನ್ ಮಾತನಾಡ್ತೀರಾ ಅಂತ ಸ್ವಲ್ಪ ರೇಡಿಯೋ ರೇಡಿಯೋ ಆನ್ ಮಾಡಿದ್ರೆ ಆಫ್ ಮಾಡ್ಬಿಟ್ಟು ಕೇಳಿ. ಹಾ ಹೇಳಿ ಮೇಡಮ್, ಇವಾಗ ಹೇಳಿ.
3: ಅಂದ್ರೆ
1: ತಾವ್ ಹೇಳ್ತಕ್ಕಂತ ಪ್ರಶ್ನೆಗೆ ಓದಕ್ಕೆ ಬರಕ್ಕೆ ಬರ್ದಿರ್ತಕ್ಕಂಥವ್ರು ಇರ್ಬೋದು, ಮತ್ತೆ ಕೆಲವ್ರು ತೀರೋಗಿರ್ತಾರೆ, ಇವ್ರಗಳದ ಹೇಗೆ ಅಂತಾನ ತಾವ್ ಕೇಳ್ತಾ ಇರೋದು. ಹಲೋ, ಹಾ ಪ್ರಶ್ನೆ, ಕೆಲವರಿಗೆ ಓದೋದಕ್ಕೆ ಬರೋದಕ್ಕೆ ಬರೋಲ್ಲ, ಮತ್ತೆ ಕೆಲವರು ತೀರೋಗಿರ್ತಾರೆ, ಸೊ ಇವ್ರಗಳದೆಲ್ಲ ತುಂಬಾ ಸಮಸ್ಯೆಗಳಾಗ್ತಾ ಇದೆ, ಹೇಗೆ ಅಂತಕ್ಕಂಥ ತಾನೇ ತಮ್ಮ ಪ್ರಶ್ನೆ. ಓಕೆ ಸರ್, ಮಾತನಾಡ್ತಾರೆ ಕೇಳಿಸ್ಕೊಳ್ಳಿ. ಹಾ
0: ಮೇಡಮ್, ನೀವು ತಾವು ಹೇಳಿದಂತ ಪ್ರಶ್ನೆ ನಾನು ಅನ್ಕೋತೀನಿ. ಒಂದು, ತಾವು ಮತದಾರರ ಪಟ್ಟಿನಲ್ಲಿ ಹೆಸರಿಲ್ಲ ಅಂತ ಒಂದು ಹೇಳಿದ್ರಿ. ಎರಡನೇದು, ಡೆತ್ ಆಗಿರೋರಿಗೆ ಏನ್ ಮಾಡ್ತೀರಾ ಅಂತ ಒಂದು ಹೇಳಿದ್ರಿ. ಮೂರನೇದು, ಯಾರಿಗೆ ಓದೋದಕ್ಕೆ ಬರೆಯೋದಕ್ಕೆ ಬರಲ್ಲ ಅದಕ್ಕೆಲ್ಲ ಏನ್ ಮಾಡ್ತಿದ್ದೀರಿ ಅಂತ ಕೇಳಿದ್ರಿ ಮೇಡಮ್, ಸರಿನಾ ಮೇಡಮ್? ಓಕೆ ಓಕೆ, ಮೊದಲನೇದಾಗಿ ಹೇಳ್ತೀನಿ ನಿಮಗೆ, ಮತದಾರರ ಪಟ್ಟಿನಲ್ಲಿ 2002 ಅಥವಾ 2026 ಮತದಾರರ ಪಟ್ಟಿನಲ್ಲಿ ಇಲ್ಲ ಅಂತಂದರೆ ಮೋಸ್ಟ್ಲಿ ಅವರು 18 ಆಗಿರ್ಲಿಕ್ಕಿಲ್ಲ ಅಂತ ಕಾಣಿಸ್ಬೋದು. ಒಂದು, ಅದಕ್ಕೆ ನಾವೇನು ಮಾಡ್ತೀವಿ ಅಂತಂತಂದರೆ, ನೆಕ್ಸ್ಟು ಈಗ ನಾವು ಕರಡು ಪ್ರತಿನ ನಾವು ಒಂದು ಪ್ರಚಾರ ಮಾಡ್ತೀವಿ, 5 ಮಾಡ್ತೀವಿ. ಆ ಸಮಯದಲ್ಲಿ ಪ್ರತಿಯನ್ನು ಪ್ರತಿಯೊಬ್ಬರಿಗೂ ಸಹ ಪ್ರಚಾರ ಮಾಡಿದಾಗ ನಿಮ್ಮ ಹೆಸರು ಇದೆಯೋ ಇಲ್ವೋ ಅನ್ನೋದನ್ನು ತಾವು ವೆರಿಫೈ ಮಾಡಿಬಿಟ್ಟು ಕಂಡು ಬಂದರೆ ಹೆಸರಿದ್ದರೆ ಸಮಸ್ಯೆ ಇಲ್ಲ, ಹೆಸರಿಲ್ಲ ಅಂತಂತಂದರೆ ಅದಕ್ಕೆ ಅಗತ್ಯವಾದಂತಹ ದಾಖಲಾತಿಗಳನ್ನ ಕೊಟ್ಟರೆ ನಾವು ಹೆಸರು ಸೇರಿಸೋ ಕೆಲಸವನ್ನು ನಾವು ಮಾಡ್ತೇವೆ. ಇದು ಮೊದಲನೇ ಪಾಯಿಂಟ್.
2: ಫಾರ್ಮ್ 6 ತುಂಬಿಕೊಡ್ಬೇಕು.
0: ಫಾರ್ಮ್ 6 ಅಂತ ಇರುತ್ತೆ, ಅದನ್ನು ತುಂಬಿಸ್ಕೊಡ್ಬೇಕು. ಎಕ್ಸಾಂಪಲ್ ಆಗಿ ಈಗ ನಂಗೆ 18 ಆಗಿದೆ, 18 ಆದಾಗ ನಾನು ಇನ್ನೂ ಹೆಸರು ಸೇರ್ಪಡೆ ಆಗಿಲ್ಲ, ಆಗ ನಾನು ಏನು ಮಾಡ್ತಂದ್ರೆ ಫಾರ್ಮ್ 6 ನಾನು ತುಂಬಿ ನನಗೆ 18 ಆಗಿದೆ ನಾನು ಸೇರಿಸಿ ಅಂತ ನಾನು ಅಪ್ಲಿಕೇಶನ್ಸನ್ನು ಕೊಡ್ತೀನಿ, ಅದು ಸೇರ್ಪಡೆ ಆಗುತ್ತೆ. ಇದು ಮೊದಲನೇ ಪಾಯಿಂಟ್ಗೆ. ಎರಡನೇ ಪಾಯಿಂಟ್ ತಾವು ಕೇಳಿದ್ದು ಡೆತ್ ಆದಾಗ ಏನು ಮಾಡ್ತೀರಾ ಅಂತ ಹೇಳ್ಬಿಟ್ಟು, ಖಂಡಿತವಾಗ್ಲೂ ಸಹ ಈಗ ಡೆತ್ ಆಗಿರ್ತಕ್ಕಂಥವ್ರಿಗೂ ಸಹ ಎನ್ಯುಮರೇಷನ್ ಫಾರ್ಮ್ನ ನಾವೀಗ ಇಶ್ಯೂ ಮಾಡಿದ್ದೇವೆ. ನಾವು ಮನೆ ಹತ್ರ ಹೋದಾಗ ಅವ್ರದ್ದು ಡೆತ್ ಸರ್ಟಿಫಿಕೇಟ್ನ ಕೊಟ್ಟರೆ ನಾವು ಅದಕ್ಕೆ ಕ್ಲೋಸ್ ಮಾಡ್ತೀವಿ, ಅವ್ರು ಡೆತ್ ಆಗಿದ್ದಾರೆ ಅಂತೇಳ್ಬಿಟ್ಟು ನಾವು ಡೆತ್ ಸರ್ಟಿಫಿಕೇಟ್ ಕೊಟ್ಟರೆ ಕ್ಲೋಸ್ ಮಾಡ್ತೀವಿ. ಡೆತ್ ಸರ್ಟಿಫಿಕೇಟ್ ಇಲ್ಲ ಅಂತಂತಂದರೆ 3 ನಮ್ಮ ಬಿ ಎಲ್ ಒವರು ಅವ್ರ ಮನೆ ಹತ್ರ ಹೋಗ್ತಾರೆ, ಮನೆ ಹತ್ರ ಹೋಗಿ ಒಂದು ಮಾಜೂರ್ ಥರ ಮಾಡ್ಕೊತಾರೆ. ಅಂದರೆ ಈ ವ್ಯಕ್ತಿ ಇದ್ರು, ಇವಾಗ ತೀರೋಗಿದ್ದಾರೆ, ಇವಾಗ ಇಲ್ಲ, ಇವ್ರಿಗೆ ಆ ಮತದಾರರ ಪಟ್ಟಲಿ ಇರೋದಕ್ಕೆ ಅವಶ್ಯಕತೆ ಇಲ್ಲ ಅಂತ ಕಂಡು ಬಂದ ನಂತರ ಒಂದು ಮಾಜೂರ್ ಥರ ಮಾಡಿಕೊಂಡು ಒಂದು ದೃಢೀಕರಣ ಮಾಡಿಕೊಂಡು ಅದನ್ನು ಏನು ಮಾಡ್ತಾರೆ, ಅದನ್ನು ಕ್ಲೋಸ್ ಮಾಡೋದಕ್ಕೆ ಮಾಡ್ತಾರೆ. ಮೂರನೇ ಪಾಯಿಂಟು ತಾವು ಹೇಳಿದ್ದು ಓದೋದಕ್ಕೆ ಬರೆಯೋದಕ್ಕೆ ಬರೆಯಿದ್ರೆ ಏನು ಮಾಡ್ತೀರಿ ಅಂತ ಕೇಳಿದ್ರಿ. ಖಂಡಿತವಾಗ್ಲೂ ಸಹ ಹೌದು. ಈಗ ಒಂದು, ನಾವು ನಿಮಗೆ ಫಾರಮ್ನ ಡಿಸ್ಟ್ರಿಬ್ಯೂಟ್ನಲ್ಲೇ ಹಂಚಿಕೆ ಮಾಡಿದ್ದೇವೆ. ಯಾರಿಗೆ ಓದೋದಕ್ಕೆ ಬರೆಯೋದಕ್ಕೆ ಬರಲ್ಲ ಅಂಥವ್ರಿಗೆ ನಮ್ಮ ಬೂತ್ ಲೆವೆಲ್ ಅಧಿಕಾರಿಗಳು ಅಂದರೆ ಬಿ ಎಲ್ ಒವರು ನಿಮ್ಮ ಮನೆ ಹತ್ರ ಬಂದಾಗ ಅವ್ರ ಹತ್ರ 2002 ಸಹ ಪಟ್ಟಿ ಇರ್ತದೆ, 2026 ಪಟ್ಟು ಸಹ ಅವತ್ತ ಇರ್ತದೆ. ಅವರೇ ಕೂತ್ಕೊಳ್ತಾರೆ, ಅವರೇ ಕೂತ್ಕೊಂಡು ನಿಮ್ಮ ಹೆಸರು ಮತ್ತು ನಿಮ್ಮ ಕ್ರಮಸಂಖ್ಯೆ ಭಾಗಸಂಖ್ಯೆ ಎಲ್ಲ

0: ಸಹ ಪೂರ್ತಿ ಭರ್ತಿ ಮಾಡಿ ನಿಮಗೆ ಒಂದ್ಸತಿ ಅದನ್ನು ಹೇಳಿ ಮನವರಿಕೆ ಮಾಡಿ ಅದಾದ ನಂತರ ನಿಮ್ಮ ಹತ್ರ ಅದನ್ನು ಒಂದು ಸಹಿ ಪಡ್ಕೊಂಡು ಅವರು ಅಪ್ಡೇಟ್ ಮಾಡ್ತಾರೆ ಮೇಡಮ್. ಹಾಗಾಗಿ ಏನೂ ಗೊಂದಲ ಇಲ್ಲ, ಬರೆಯೋದಕ್ಕೆ ಓದೋದಕ್ಕೆ ಬರೆದೋದ್ರೂ ಪರವಾಗಿಲ್ಲ, ನಮ್ಮ ಬಿ ಎಲ್ ಒಗಳು ಅದನ್ನು ನಿಮಗೆ ಬರೆದು ನಿಮಗೆ ಅದನ್ನು ಮನನ ಮಾಡಿ ಹೇಳಿ ಆ ನಂತರ ಅದನ್ನು ಅಪ್ಡೇಟನ್ನು ಮಾಡುವಂಥ ಕೆಲಸ ಮಾಡ್ತಾರೆ ಮೇಡಮ್.
1: ಅವ್ರ ತಂದೆ ತಾಯಿ ಬೇರೆ ಊರಲ್ಲಿ
2: ಸ್ಮಾರ್ಟ್ ಫೋನ್ ಈಗ ವಯಸ್ಸಾದವ್ರ ಹತ್ರ ಸ್ಮಾರ್ಟ್ ಫೋನ್ ಇರೋದೇ ಇಲ್ಲ, ಎಲ್ಲೋ ಇರ್ತಾರೆ ಅಂದವಾಗ ಇದೆಲ್ಲ ಸ್ವಲ್ಪ ಪ್ರಾಬ್ಲಮ್ ಅನ್ಸಲ್ವಾ ಸರ್ ಇವೆಲ್ಲ ಸ್ವಲ್ಪ ನಿಮಗೆ?
1: ಮೇಡಮ್ ಇಲ್ಲ, ಈಗ ಅವ್ರ ತಂದೆ ತಾಯಿ ಬೇರೆ ಊರಲ್ಲಿ ಇದ್ರು ಕೂಡ ಅವ್ರು ಯಾವ ಊರಲ್ಲಿದ್ದಾರೆ, ಯಾವ ವಿಧಾನಸಭಾ ಕ್ಷೇತ್ರದಲ್ಲಿ ಇದ್ದಾರೆ, ಅದರದ್ದು ಕ್ರಮ ಸಂಖ್ಯೆ, ಅದು ಭಾಗ ಸಂಖ್ಯೆ ಮತ್ತು ಅದು ವಿಧಾನಸಭಾ ಕ್ಷೇತ್ರದ ಹೆಸರು ಹೇಳಿದ್ರೆ ಸಾಕು, ನಮ್ಮ ಬಿ ಎಲ್ ಓರು ಅವರು ಆನ್ಲೈನಲ್ಲಿ ಆ ವಿಧಾನಸಭಾ ಕ್ಷೇತ್ರದ ಮತದಾರ ಪಟ್ಟಿನ ಪರಿಶೀಲಿಸಿ ಅವರೇ ನೋಡ್ಕೊತಾರೆ, ತೊಂದರೆ ಇಲ್ಲ.
0: ಓಕೆ ಓಕೆ, ಧನ್ಯವಾದಗಳು ಮೇಡಮ್ ಕರೆ ಮಾಡಿದ್ದಕ್ಕೆ. ಓಕೆ ಸರ್, ಈಗ ಈ ಒಂದು ಮತದಾರರ ಪಟ್ಟಿಯ ಒಂದು ಪರಿಷ್ಕರಣೆಗೆ ಸಂಬಂಧಪಟ್ಟಂತೆ ಅರ್ಜಿ ಸಲ್ಲಿಸಲು ಯಾವ್ಯಾವ ಮಾರ್ಗಗಳು ಬೇರೆ ಆನ್ಲೈನ್ ಅಥವಾ ಆಫ್ಲೈನಲ್ಲಿ ಈ ಒಂದು ಅರ್ಜಿನ ಸಲ್ಲಿಸತಕ್ಕಂಥ ವ್ಯವಸ್ಥೆ ಇದೆ ಹೇಗೆ ಸರ್?
3: ಸರ್, ಈಗ ಆನ್ಲೈನ್ ಮುಖಾಂತರನೇ ಆಗ್ತದೆ ಇದು, ನಮ್ಮ ಬಿ ಎ ಬೂತ್ ಲೆವೆಲ್ ಅಧಿಕಾರಿಗಳು ಏನಿರ್ತಾರೆ ಅವರಿಂದನೇ ಪ್ರಾರಂಭ ಆಗ್ತದೆ. ಆವಾಗಲೇ ನಾನು ಮೇಡಮ್ಗೊಂದು ಪ್ರಶ್ನೆ ಇದ್ದಾಗ ನಾನು ಹೇಳಿದೆ, ಫಾರಂ 6 ಅಂತ, ಫಾರಂ ನಂಬರ್ 6, ಅದರಲ್ಲಿ ಯಾವುದೇ ಸೇರ್ಪಡೆ ಇದ್ರೂ ಸಹ ಅದನ್ನು ಅವರು ಅಧಿಕೃತವಾದಂತಹ ಒಂದು ಐಡೆಂಟಿಟಿ ಕಾರ್ಡ್ನ ಕೊಟ್ಟು ಬೂತ್ ಲೆವೆಲ್ ಅಧಿಕಾರಿ ಅಂದರೆ ಬಿ ಎಲ್ ಒ ಹತ್ರ ಹೋಗಿ ಅವರ ಫಾರಂನ ಫಿಲಪ್ ಮಾಡಿ ಕೊಟ್ಟರೆ ಅವರು ತಮ್ಮ ಮೊಬೈಲ್ ಮುಖಾಂತರ, ಅದರಲ್ಲಿ ಏನು ಆಂಡ್ರಾಯ್ಡ್ ಮೊಬೈಲ್ ಇರುತ್ತೆ ಅದರಲ್ಲಿ ಅದ್ರ ಮುಖಾಂತರ ಅಪ್ಡೇಟ್ ಮಾಡ್ತಾರೆ. ಅದಾದ ನಂತರ ಸಹಾಯಕ ಮತದಾನ ನೋಂದಣಾಧಿಕಾರಿಗಳ ಹತ್ರ ಬರ್ತದೆ, ಅವರು ಅಪ್ರೂವಲ್ ಮಾಡಿ ಮತದಾನ ಅಧಿಕಾರಿಗಳ ಹತ್ರ ಕಳಿಸ್ತಾರೆ, ಅದನ್ನು ಅವರು ವೆರಿಫೈ ಮಾಡಿ ಅಪ್ರೂವಲ್ ಮಾಡ್ತಾರೆ, ಆಗ ಅವರ ಹೆಸರು ಮತದಾರರ ಪಟ್ಟಿಯಲ್ಲಿ ಬರ್ತದೆ.
0: ಓಕೆ ಸರ್, ಅದ್ರ ಬಗ್ಗೆ ಮುಂದುವರ್ಸೋಣ. ಒಂದು ಕರೆ ಇದೆ. ಹಲೋ ಹಲೋ. ಓಕೆ ಸರ್, ಈಗ ಇದ್ರ ಜೊತೆಗೆ ಈಗ ಮತದಾರರು ಈಗ ತಮ್ಮ ಅರ್ಜಿ ಸ್ಥಿತಿಯನ್ನು ಹೇಗೆ ತಿಳಿದುಕೊಳ್ಬೋದು ಅನ್ನೋದ್ರ ಬಗ್ಗೆ ಏನಾದರು, ಈಗ ಅವರ ಅರ್ಜಿ ಕೊಟ್ಟಿರ್ತಾರೆ, ನಮ್ಮ ಅರ್ಜಿ ಇದಾಗಿದೆ ಸಕ್ಸಸ್ ಆಗಿದೆ ಅಂತಕ್ಕಂಥದ್ದನ್ನು ಯಾವ ಥರ ಒಂದು ಪರಿಶೀಲನೆಯನ್ನು ಮಾಡಿಕೊಳ್ಬೋದು ಸರ್?
1: ಈಗ ನಾವು 5th August ನಾವು ಏನು ಕರಡು ಮತದಾರರ ಪಟ್ಟಿ ಪ್ರಕಟ ಮಾಡ್ತೀವಲ್ಲ, ಆ ಮತದಾರ ಪಟ್ಟಿಯನ್ನು ಅವರ ಬಿ ಎಲ್ ಒ ನೆರವಿನಿಂದ ಪರಿಶೀಲನೆ ಮಾಡ್ಕೊಂಡು ತಿಳ್ಕೊಬಹುದು, ಅವ್ರದ್ದು ಸೇರ್ಪಡೆ ಆಗುತ್ತೆ.
0: ಸೊ ಅಂದ್ರೆ ಬಿ ಎಲ್ ಒ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಬೇಕಾಗುತ್ತಾ ಅಥವಾ ಅವ್ರಿಗೆ,
1: ಅಥವಾ ಈವನ್ ಆನ್ಲೈನ್ ಕೂಡ ಸಿಇಒ ಪೋರ್ಟಲ್ನಲ್ಲಿ ಅಂದ್ರೆ ಚೀಫ್ ಎಲೆಕ್ಷನ್ ಕಮಿಷನ್ ಚೀಫ್ ಎಲೆಕ್ಟ್ರಲ್ ಆಫೀಸರ್ ಸಿಇಒ ಪೋರ್ಟಲ್ ಅಂತ ಒಂದು ವೆಬ್ಸೈಟ್ ಅಲ್ಲಿ ಅವರು ವಿಧಾನಸಭಾ ಕ್ಷೇತ್ರದ ಹೆಸರು ಮತ್ತೆ ಭಾಗ ಸಂಖ್ಯೆ ಹೊಡೆದ್ರೆ ಅದು ಮತದಾರ ಪಟ್ಟಿನ ವೆಬ್ಸೈಟ್ ಅಲ್ಲಿ ಕೂಡ, ಚುನಾವಣಾ ಆಯೋಗದ ವೆಬ್ಸೈಟ್ ಅಲ್ಲಿ ಕೂಡ ಪರಿಶೀಲನೆ ಮಾಡ್ಕೊಳ್ಳೋಕೆ ಅವಕಾಶ ಇದೆ.
0: ಓಕೆ ಸರ್, ತನ್ನ ಕರೆ ಇದೆ. ಹಲೋ ಹಾ ನಮಸ್ತೆ, ತಮ್ಮ ಹೆಸರು? ತಮ್ಮ ಹೆಸರು ಎಲ್ಲಿಂದ ಮಾತನಾಡ್ತಿದ್ದೀರಾ?
4: ಲೋಕೇಶ್
0: ಅವ್ರ, ಎಲ್ಲಿಂದ ಮಾತನಾಡ್ತಿದ್ದೀರಾ?
4: ನಂಜನಗೂಡಿಂದ.
0: ಹೇಳಿ ತಮ್ಮ ಪ್ರಶ್ನೆ ಏನು ಅಂತ.
4: ಪ್ರಶ್ನೆ ಸರ್, ನಮ್ಮಲ್ಲಿ ಏನ್ ಮಾಡೋದು ಗೊತ್ತಿಲ್ಲ, 2000 ನಮ್ ಓಟ್ ಲಿಸ್ಟ್ ಇದೆ, ಬಲಗಡೆ ಫುಲ್ ಫಿಲ್ ಅಪ್ ಆಗ್ಬಿಟ್ಟಾರೆ, ವೈಟ್ ನರ್ ಹಾಕ್ಬಿಟ್ಟು ತುಂಬೋದಾ?
0: ಫಾರ್ಮ್ ತಪ್ಪಾಗಿದೆ, ಅದಕ್ಕೆ ವೈಟ್ ನರ್ ಹಾಕ್ಬಿಟ್ಟು ತುಂಬೋದಾ ಅಂತದ್ದು. ಓಕೆ ಸರ್, ಮಾತನಾಡ್ತಾರೆ ಕೇಳಿಸ್ಕೊಳ್ಳಿ. ಹಾ
1: ಲೋಕೇಶ್ ಅವರೆ, ಈಗ ಫಾರ್ಮ್ ಫಿಲಪ್ ಮಾಡೋದಕ್ಕೆ ಏನಾದ್ರು ನಿಮಗೆ ಗೊಂದಲಗಳು ಒಂದು ಅಸ್ಪಷ್ಟತೆ ಇದ್ರೆ ನೀವು ಏನು ಮಾಡಬೇಕು ಅಂದರೆ, ಒಂದು ಜೆರಾಕ್ಸ್ ಮಾಡ್ಕೊಂಡು ಪೆನ್ಸಿಲಲ್ಲಿ ತುಂಬಿ, ಆ ಪೆನ್ಸಿಲಲ್ಲಿ ತುಂಬಿ ಅದು ಕರೆಕ್ಟ್ ಆಗಿದೆ ಅಂತ ಬಿ ಎಲ್ ಒಗೆ ತೋರಿಸ್ಬಿಟ್ಟು ಅದು ಕನ್ಫರ್ಮ್ ಆದರೆ ಆಮೇಲೆ ನೀವು ಒರಿಜಿನಲ್ ಫಾರ್ಮ್ ತುಂಬ್ಕೋಬಹುದು. ಈಗ ಅವರೇ ತಪ್ಪು ಮಾಡಿ ತುಂಬ ಕೊಟ್ಬಿಟ್ಟಿದ್ದಾರೆ ಅಂತ ನೀವು ಹೇಳ್ತಾ ಇರೋದು?
4: ಸ್ಟಾರ್ಟಿಂಗ್ ಗೊತ್ತಿದ್ಯಾ? ಈಗ
1: ಆಕ್ಚುಲಿ ಅದು ವೈಟ್ನರ್ ಆಗಿ ನಾವು ತಿದ್ದುಪಡಿ ಮಾಡೋದು ಇಲ್ಲ, ಅದು ಬೇರೆ ಬೇರೆ ರೀತಿಯ ಸಂಶಯಗಳಿಗೆ ಎಡೆ ಮಾಡಿಕೊಡೋಂಥ ಸಂದರ್ಭ ಇದು ಮಾಡ್ತಿದೆ. ನೀವು ದಯವಿಟ್ಟು ನಿಮ್ಮ ಅಲ್ಲಿ ಸ್ಥಳೀಯ ಮತದಾನ ನೋಂದಣಾಧಿಕಾರಿ ಅಥವಾ ಸಹಾಯಕ ಮತದಾನ ನೋಂದಣಾಧಿಕಾರಿ ಅವ್ರನ್ನ ಸಂಪರ್ಕಿಸಿ ಅದರ ಬಗ್ಗೆ ಹೆಚ್ಚು ಡೀಟೇಲ್ಸ್ ಕಲೆಕ್ಟ್ ಮಾಡ್ಕೊಳ್ಳಿ.
0: ಓಕೆ ಓಕೆ, ಧನ್ಯವಾದಗಳು ಲೋಕೇಶ್ ಅವರಿಗೆ ಕರೆ ಮಾಡಿದ್ದಕ್ಕೆ. ಸರ್, ಈಗ ಈ ಒಂದು ಸಾಮಾನ್ಯ ವಾರ್ಷಿಕ ಪರಿಷ್ಕರಣೆಗೂ ಈ ಒಂದು SIR ಪರಿಷ್ಕರಣೆಗೂ ಏನಾದ್ರು ವ್ಯತ್ಯಾಸ ಇದೆಯಾ, ಹೇಗೆ ಸರ್?
1: ಖಂಡಿತ ವ್ಯತ್ಯಾಸ ಇದೆ. ಈಗ ಸಾಮಾನ್ಯ ಪರಿಷ್ಕರಣೆಯಲ್ಲಿ ನಾವು ಇಷ್ಟು ಡಿಟೇಲ್ ಆಗಿ ಹೋಗಿರಲ್ಲ, ಸುಮ್ಮನೆ ಯಾರು ಡೆತ್ ಯಾರು ತೀರೋಗಿರ್ತಾರೆ ಅವರು ಅರ್ಜಿ ಕೊಡ್ತಾರೆ ಅವ್ರನ್ನ ತೆಗೆದಾಕ್ತೀವಿ, ಹೊಸದಾಗಿ ಬಂದವ್ರನ್ನ

0: ಸೇರ್ಪಡೆ ಮಾಡ್ಕೋತೀವಿ. ಆದರೆ ಈಗ 2002 ಮತದಾರ ಪಟ್ಟಿ ಜೊತೆ ಹೋಲಿಕೆ ಮಾಡಿ ನಾವು ಪರಿಷ್ಕರಣೆ ಮಾಡ್ತಾ ಇರೋದ್ರಿಂದ ಇದರಲ್ಲಿ ಏನಾಗುತ್ತೆ ಅಂದರೆ ಇವನು ಡಬಲ್ ಡೂಪ್ಲಿಕೇಶನ್ ಆಗಿರೋರು, ಡಬಲ್ ಆಗಿರೋರು ಇವರೆಲ್ಲರನ್ನು ಕೂಡ ನಾವು ತೆಗೆದಾಗ್ತಾ ಇದ್ದೀವಿ. ಮತ್ತು ಈಗ ಕೆಲವರು ಮತದಾರ ಪಟ್ಟಿಲಿ ಹೆಸರು ಸೇರಿಸ್ಬಿಟ್ಟಿದ್ದಾರೆ, ಈಗ ಅವರು ಉದ್ಯೋಗ ವ್ಯಾಪಾರ ಇತರ ಕಾರಣಗಳಿಗಾಗಿ ಅವರು ಒಂದು ವಿಧಾನಸಭಾ ಕ್ಷೇತ್ರದಿಂದ ಇನ್ನೊಂದು ವಿಧಾನಸಭಾ ಕ್ಷೇತ್ರಕ್ಕೆ ಮೈಗ್ರೇಷನ್ ಅಂದರೆ ಹೋಗೋದು ಸಾಮಾನ್ಯವಾಗಿರ್ತಾರೆ. ಇಂಥವ್ರು ಏನು ಮಾಡ್ತಾರೆ, ಒಂದು ಕಡೆಯಿಂದ ಇನ್ನೊಂದು ಕಡೆ ಶಿಫ್ಟ್ ಆದಾಗ ಅವರು ಅವ್ರ ಮತದಾರ ಪಟ್ಟಿಯಿಂದ ಅವ್ರ ಹೆಸರನ್ನ ತೆಗೆದಾಕಿರಲ್ಲ, ಹಂಗೆ ಬಿಟ್ಬಿಟ್ಟು ಹೊರಟೋಗಿರ್ತಾರೆ. ಈಗ ನಾವು ಏನು ಮಾಡಿದ್ವಿ, ಪ್ರತಿ ಒಂದು ಮತಗಟ್ಟೆ ವ್ಯಾಪ್ತಿಯಲ್ಲಿ BLO ASDD ಅಂತ ಒಂದು ಪಟ್ಟಿ ಮಾಡ್ಕೊತಿದ್ದಾರೆ. ಅಂದರೆ ಅಬ್ಸೆಂಟೀಸು, ಶಿಫ್ಟು, ಡೆತ್ತು ಮತ್ತು ಡೂಪ್ಲಿಕೇಟ್ ಆಗಿರೋಂಥವ್ರು ಅವರೆಲ್ಲ ಈಗ ಐಡೆಂಟಿಫೈ ಆಗ್ತಾರೆ. ಅವ್ರು ಶಿಫ್ಟ್ ಆಗಿ ಕೂಡ ಅವ್ರ ಮತದಾರ ಪಟ್ಟಿಯಿಂದ ಅವ್ರ ಹೆಸರನ್ನ ತೆಗಿಸಿ ಹಾಕದೆ ಹಾಗೆ ಉಳ್ಕೊಂಬಿಟ್ಟಿದ್ರೆ ಅಂಥವ್ರನ್ನ ಕೂಡ ನಾವು ಇಲ್ಲಿ ತೆಗೆದಾಕಕ್ಕೆ ಅವಕಾಶ ಇದೆ. ಹಂಗಾಗಿ ಇದು ಒಂಥರ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್, ಹೆಚ್ಚು ಡೀಪ್ ಆಗಿ ಮತ್ತೆ ಇದಾಗಿ ವೈಡ್ ಆಗಿ ನಾವು ಇದನ್ನ ಪರಿಶೀಲನೆ ಮಾಡಿ ಮತದಾರ ಪಟ್ಟಿನ ಅಪ್ಡೇಟ್ ಮಾಡ್ತೀವಿ. ಮತ್ತೆ ಇದರೆಲ್ಲರ ಮುಖ್ಯ ಉದ್ದೇಶ ಏನು ಅಂದ್ರೆ, ಯಾರೇ ಒಬ್ಬ ಅರ್ಹ ಮತದಾರ ಪಟ್ಟಿಯಿಂದ ಕೈ ಬಿಡಬಾರ್ದು, ಮತ್ತೆ ಯಾವುದೇ ಒಬ್ಬ ಅನರ್ಹ ಮತದಾರ ಅನವಶ್ಯಕವಾಗಿ ಬಂದು ನಮ್ಮ ಮತದಾರ ಪಟ್ಟಿಯಲ್ಲಿ ಎಂಟ್ರಿ ತಗೊಳ್ಬಾರ್ದು ಅನ್ನೋದು ಇದ್ರ ಮುಖ್ಯ ಉದ್ದೇಶ.
1: ಸರಿ, ಈ ಸಾಮಾನ್ಯವಾಗಿ ಗ್ರಾಮೀಣ ಪ್ರದೇಶದ ಜನರು ಈ ಒಂದು ವಿಶೇಷ ಅಭಿಯಾನದಲ್ಲಿ ಹೇಗೆ ಮುನ್ನೆಚ್ಚರಿಕೆಗಳನ್ನು ವಹಿಸ್ಕೊಳ್ಬೇಕು, ಜೊತೆಗೆ ಈಗ ಸಾಮಾನ್ಯವಾಗಿ ಕೆಲವರು ಗೊಂದಲಗಳ ಹೇಳ್ತಾರೆ, ಈ ಥರ ನಮ್ಮದು ಬಟ್ಟೆ ಬಿಟ್ಟೋಗುತ್ತಂತೆ, ಆ ಥರ ತುಂಬ ಗೊಂದಲದಲ್ಲಿ ಇರ್ತಾರೆ, ಈ ಒಂದು ಸಂದರ್ಭದಲ್ಲಿ ಹೇಗೆ ಸರ್ ಯಾವ ಥರ ಒಂದು ಅವರು ಮುಂಜಾಗ್ರತೆಯನ್ನು ವಹಿಸಬೇಕಾಗತ್ತೆ ಸರ್?
2: ಸರ್, ಒಂದು ಜನರಲ್ಲಿ ಈ ಗೊಂದಲ, ನಾವು ಪ್ರತಿಯೊಂದು ಸಭೆಯಲ್ಲೂ ಸಹ ಸಂಭ್ರಮಗಳು ಸಹ ಹೇಳ್ತಾ ಇದ್ದೀವಿ, ಯಾವುದೇ ಸಾರ್ವಜನಿಕರು ಇದ್ರ ಮೇಲೆ ಗೊಂದಲ ಆಗೋದಕ್ಕೆ ಗೊಂದಲಕ್ಕೆ ಅವಕಾಶ ಕೊಡೋದು ಬೇಡ. ತಾವು ಹೇಳ್ದಂಗೆ ನಮ್ಮ ಹೆಸರು ಕೈಲಿ ಬಿಟ್ಟು ಹೋಗ್ತಿದೆ, ಮತದಾರ ಪಟ್ಟಲು ಬಿಟ್ಟು ಹೋಗ್ತಿದೆ ಅಂತಕ್ಕಂಥ ಹೇಳ್ತಾ ಇದ್ದಾರೆ. ಯಾರ್ದು ಸಹ ಈವನ್ನು ಒಬ್ಬ ಒಂದೇ ಒಂದು ಅರ್ಹ ಮತದಾರರ ಹೆಸರು ಮತದಾರರ ಪಟ್ಟಿಯಿಂದ ಕೈ ಬಿಡುವಂತೆ ಯಾರು ಸಹ ನಾವು ಇಲ್ಲ. ಎಲ್ಲ ಅರ್ಹ ಮತದಾರರು ಸಹ ಪಟ್ಟಿಯಲ್ಲಿ ಬರುವಂಗೆ ನಾವು ಕೆಲಸ ಮಾಡ್ತಾ ಇರ್ತಕ್ಕಂಥದ್ದು. ಗೊಂದಲ ಬೇರೆ ಬೇರೆ ತರ ಹೇಳ್ತಾ ಇರ್ಬೋದು ಕಾಣಿಸುತ್ತೆ. ಆದ್ರೆ ಒಂದು, ಈಗ ನಾವು ಮತದಾರರ ಪರಿಷ್ಕರಣೆ ನಾವು ಏನ್ ಮಾಡ್ತಾ ಇದೀವಿ ಅಂತಂದ್ರೆ, ಈಗ ನಾವು ಎಲ್ಲಾ ಮತದಾರರ ಒಂದು ಪಟ್ಟಿಯ ಒಂದು ಏನು ಎನ್ಯುಮರೇಷನ್ ಫಾರ್ಮ್ ಅಂತ ಕರಿತೀವಿ, ಅದೆಲ್ಲನೂ ಸಹ ನಾವೀಗ ಮನೆಗಳಿಗೆ ಹಂಚಿದ್ದೇವೆ. ಸಾರ್ವಜನಿಕರು ಏನ್ ಮಾಡಬೇಕು ಅಂತಂದ್ರೆ, ಆ ಒಂದು ಫಾರಂ ಏನ್ ಮನೆಗೆ ತಲುಪಿಸಿದ್ದಾರೆ ಆ ಒಂದು ಫಾರಂನ ಅವರಿಗೆ ಓದೋದಕ್ಕೆ ಬರೆಯಕ್ಕೆ ಬಂದ್ರೆ ಅದನ್ನ ತುಂಬಾ ಸ್ಪಷ್ಟವಾಗಿ ಕನ್ನಡದಲ್ಲಿ ಕೊಟ್ಟಿದ್ದಾರೆ, ಅದನ್ನು ಓದ್ಕೊಂಡು ತುಂಬಿ ಭರ್ತಿ ಮಾಡಿ BLO ಹತ್ರ ಕೊಡುವಂತ ಕೆಲಸಗಳು ಆಗ್ಬೇಕು. ಎರಡನೇದು, ಅವರಿಗೆ ಬರಲಿಲ್ಲ ಅಂತಂತಂದ್ರೆ BLO ಮನೆ ಹತ್ರ ಬಂದಾಗ ಅವ್ರನ್ನ ಕುಂಟ್ರಿಸ್ಕೊಂಡು ಮತದಾರರ ಪಟ್ಟಿಯನ್ನ ಇಟ್ಕೊಂಡು ಅದರ ಒಂದು ಅನುಸಾರ ಅದನ್ನ ಫಿಲ್ಅಪ್ ಮಾಡಿ ಕೊಡುವಂತದ್ದು ಆಗ್ಬೇಕು. ಏನು ಈಗ ಮತದಾರರ ಪರಿಷ್ಕರಣೆ ನಾವು ಮಾಡ್ತಾ ಇದೀವಿ, ಇದರಲ್ಲಿ ಯಾರನ್ನು ಸಹ ನಾವು ಕೈ ಬಿಡಬೇಕು ಅನ್ನೋ ಉದ್ದೇಶದಿಂದ ನಾವು ಮಾಡ್ತಾ ಇಲ್ಲ. ಅರ್ಹ ಮತದಾರರು ಪಟ್ಟಿಯಲ್ಲಿ ಬರಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಮಾಡ್ತಾ ಇರ್ತಕ್ಕಂಥದ್ದು. ಸೊ ಹಾಗಾಗಿ ನಾವು ಈ ಮತದಾರರ ಒಂದು ಪರಿಷ್ಕರಣೆಯಲ್ಲಿ ಎಲ್ಲರೂ ಸಹ ಇದಕ್ಕೆ ಸಹಕರಿಸಬೇಕು. ಒಂದು, ಅವಾಗಲೇ ನಾನು ನಿಮ್ಗೆ ಹೇಳಿದೆ, ಯಾವುದೇ ವ್ಯಕ್ತಿ ಐಡೆಂಟಿ ಕಾರ್ಡ್ ಇಲ್ಲ ಅಂತಂದ್ರು ಸಹ ನಾವು ಮತದಾನದ ನೋಂದಣಾಧಿಕಾರಿಗಳು ಆ ಒಂದು ಸ್ಥಳಕ್ಕೆ ಧಾವಿಸಿ ಅಲ್ಲಿ ಒಂದು ಮಹಾಜೂರ್ ಮಾಡಿ ಆ ವ್ಯಕ್ತಿ ಭಾರತೀಯ ನಾಗರಿಕನಾಗಿದ್ದಾನೆ ಇಲ್ಲ ವಾಸವಾಗಿದ್ದಾನೆ ಅಂತ ಅವ್ರಿಗೆ ಕಂಡು ಬಂದನು ಸಹ ನಾವು ಅವನ್ನ ಮತದಾರರ ಪಟ್ಟಿಗೆ ಸೇರಿಸೋದಕ್ಕೆ ಅವರಿಗೆ ಅಧಿಕಾರವಿದೆ.
1: ಓಕೆ ಸರ್, ಒಂದು ಕರೆ ಇದೆ. ಹಲೋ, ಜಯರಾಮ್ ಅವರು ಹೇಳಿ, ತಮ್ಮ ಪ್ರಶ್ನೆ ಏನು ಅಂತ?
0: ಅದು BLO ಸ್ಪಷ್ಟವಾದ ನಿರ್ದೇಶನ ಇದೆ, ಮನೆ ಮನೆಗೆ ಹೋಗ್ಬೇಕು ವಿಸಿಟ್ ಮಾಡ್ಬೇಕು ಅಂತಾನೆ ಜಯರಾಮ್ ಅವ್ರೆ.
3: ಅದ್ರಲ್ಲಿ ಜೊತೆಗೆ ಒಬ್ಬರೇ ಇರೋದ್ರಿಂದ, ಅವರು ಸುಮಾರು ಸಾವಿರಾರು ಇರೋದ್ರಿಂದ ಒಬ್ಬರೇ ಬರಬೇಕು.
0: ಜಯರಾಮ್ ಅವರು, ಈಗ ನಾವು ನಮ್ಮ HD ಕೋಟೆ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯ ಒಳಗಡೆ, ನೀವು ಇಲ್ಲೇ ಕೋಟೆ ಅವರೇ ತಾನೆ?
1: ಹೌದು ಸರ್, ಸಾಗರ
0: ಸಾಗರಿ ಅವರ?
1: ಹಾ ಸರ್. ಹಾ,
0: ಈಗ ನಾವು ನಿನ್ನೆ ಒಂದು ನಮ್ಮ ತಾಲೂಕು ಕಚೇರಿಯಿಂದ ಒಂದು ಆದೇಶ ಹೊರಡಿಸಿದ್ದೀವಿ, ಪ್ರತಿ BLO ಸಹಾಯಕರಾಗಿ ಅಲ್ಲಿ ಸ್ಥಳೀಯವಾಗಿ ಏನು ಪಂಚಾಯಿತಿ ಮಟ್ಟದಲ್ಲಿ ಕೆಲಸ ಮಾಡ್ತಿರ್ತಾರಲ್ಲ ಪಂಚಾಯಿತಿ ವರ್ಕರ್ಸು, ಬಿಲ್ ಕಲೆಕ್ಟ್ರು ಅಥವಾ ನೀರು ವಾಟರ್ಮನ್ನು, ಬಿಲ್ ಕಲೆಕ್ಟ್ರು ಅಥವಾ ಕಂಪ್ಯೂಟರ್ ಆಪರೇಟರ್ಸು, ಅವ್ರನ್ನು ಕೂಡ ನಾವು ಆ್ಯಡ್ ಮಾಡಿ ಒಂದು ಆದೇಶ ಹೊರಡಿಸಿದ್ದೀವಿ. ಅದ್ರ ಪ್ರಕಾರ ಸ್ಥಳೀಯ ಸಂಸ್ಥೆಗಳಲ್ಲಿ ಕೆಲಸ ಮಾಡುವಂಥ ಸಿಬ್ಬಂದಿಗಳು ಮತ್ತು ನಮ್ಮ ಗ್ರಾಮ ಸಹಾಯಕರು ಇವರೆಲ್ಲರೂ BLO ಸಪೋರ್ಟ್ ಮಾಡಬೇಕು ಅಂತಲೇ ಒಂದು ಆದೇಶ ಹೊರಡಿಸಿದ್ದೀವಿ. ಅವ್ರು ನಿನ್ನೆ ಇವತ್ತಿಂದ ಅದು ಪ್ರಾರಂಭ ಮಾಡ್ತಿದ್ದಾರೆ. ಸರಿಪಡಿಸಬಹುದು.
1: ಓಕೆ, ಧನ್ಯವಾದಗಳು ಜಯರಾಮ್ ಅವರಿಗೆ ಕರೆ ಮಾಡಿದ್ದಕ್ಕೆ. ಸರಿಗೆ ಇದರ ಜೊತೆಗೆ ಈಗ ಸಾಮಾನ್ಯವಾಗಿ ತಾವು ಹೇಳ್ತಿದ್ದಂಗೆ ಈಗ ಸಾರ್ವಜನಿಕರಿಗೆ ಕೆಲವೊಂದು ವದಂತಿಗಳು ಆಗ್ತಾ ಇರ್ತಂದ್ರೆ

0: ಆರ್ಟ್ಸ್ ಯಾರ್ದು ಏನೋ ಬೇರೆ ಒಂದು ಉದ್ದೇಶಕ್ಕೆ ಮಾಡ್ತಾ ಇದ್ದಾರೆ, ಏನಕ್ಕೆ ಮಾಡ್ತಾ ಇದ್ದಾರೆ ಅಂತಕ್ಕಂಥ ಗೊಂದಲಗಳು ತುಂಬಾ ಇದೆ. ಸೊ ಇದರಲ್ಲಿ ಏನಾದ್ರು ಒಂದು ಮಿಸ್ ಆದರೆ ನಮ್ಗೆಲ್ಲ ಒಂದು ಸೌಲಭ್ಯಗಳನ್ನ ಕಿತ್ಕೊಳ್ತಾರೆ, ಈ ಥರದ ಒಂದು ಮನೋಭಾವನೆಗಳು ತುಂಬಾ ಸಾರ್ವಜನಿಕರಲ್ಲಿ ನಾವು ಕೇಳ್ತಾ ಇದ್ವಿ. ಹಾಗಾಗಿ ಈ ಥರದ ಒಂದು ಗೊಂದಲಗಳಿಗೆ ಅಥವಾ ಈ ಥರ ಒಂದು ಅನುಮಾನಾಸ್ಪದ ಮಾತುಗಳಿಗೆ ಸಂಬಂಧಪಟ್ಟಂತೆ ನಮ್ಮ ಕೇಳಿದ್ರಿಗೆ ಅಥವಾ ಸಾರ್ವಜನಿಕರಿಗೆ ತಮ್ಮ ಸಲಹೆಗಳು ಏನು ಸರ್?
1: ಇಲ್ಲ, ನಾವು ಸಾರ್ವಜನಿಕರಲ್ಲಿ ನಮ್ಮ ವಿನಂತಿ ಏನಂದ್ರೆ, ಇದೊಂದು ಒಂದು ಪಾರದರ್ಶಕವಾದ ಒಂದು ಸ್ಪಷ್ಟವಾದ ಒಂದು ಮತದಾರರ ಪಟ್ಟಿಯ ಪರಿಷ್ಕರಣೆ ಕಾರ್ಯಕ್ರಮ ಬಿಟ್ಟರೆ ಇಲ್ಲಿ ಬೇರೆ ಯಾವ ಉದ್ದೇಶಗಳು ಇಲ್ಲ. ಈ ಮತದಾರರ ಪಟ್ಟಿಯಲ್ಲಿರೋ ಅನಗತ್ಯ ಸೇರ್ಪಡೆಗಳು ಅದನ್ನು ತೆಗೆದಾಕಿ ಮತದಾರರ ಪಟ್ಟಿನ ಶುದ್ಧೀಕರಿಸುವ ಒಂದು ಪ್ರಕ್ರಿಯೆ ಇದು ಅಷ್ಟೇ. ಇದು ಯಾರು ಏನು ಅದನ್ನ ಬಿಟ್ಟರೆ ಇದಕ್ಕೆ ಬೇರೆ ಯಾವ ಗುರಿಗಳನ್ನು ಇಲ್ಲ. ಮತದಾರ ಪಟ್ಟಿಯನ್ನು ಶುದ್ಧೀಕರಿಸೋ ಕ್ರಿಯೆ, ನಾನು ಆಗ್ಲೇ ಹೇಳಿದಾಗೆ ಯಾವ ಅರ್ಹ ಮತದಾರರು ಕೈ ಬಿಟ್ಟು ಹೋಗ್ಬಾರ್ದು, ಯಾವ ಅನರ್ಹ ಮತದಾರನು ಅನಗತ್ಯವಾಗಿ ಮತದಾರ ಪಟ್ಟಿ ಒಳಗಡೆ ಬರಬಾರದು ಅನ್ನೋ ಒಂದು ಉದ್ದೇಶ ಬಿಟ್ಟರೆ ಬೇರೆ ಯಾವುದೋ ಇದಕ್ಕೆ ಉದ್ದೇಶಗಳಿಲ್ಲ. ಮತ್ತೆ ಇದನ್ನ ಸಾರ್ವಜನಿಕರು ಉತ್ಸಾಹದಿಂದ ಭಾಗಿಯಾಗಿ ಇಂಥ ಒಂದು ಚುನಾವಣಾ ಆಯೋಗ ಇಡೀ ರಾಷ್ಟ್ರ ಮಟ್ಟದಲ್ಲಿ ಇಂಥ ಈ ಕಾರ್ಯಕ್ರಮ ನಮ್ಕೊಂಡಿದೆ. ಮತ್ತೆ ಮತದಾರರ ಪಟ್ಟಿ ಮತ್ತೆ ಈ ಮತದಾರ ಪಟ್ಟಿ ಪರಿಷ್ಕರಣೆ ಪ್ರಜಾಪ್ರಭುತ್ವದ ಒಂದು ಬೇಸಿಕ್ ವರ್ಕ್ಗಳಲ್ಲಿ ಕೂಡ ಒಂದು, ಪ್ರಜಾಪ್ರಭುತ್ವವನ್ನು ಶಕ್ತಿಗೊಳಿಸೋದಕ್ಕೆ ಬಲಪಡಿಸೋಕೆ ಮಾಡುವಂತ ಕ್ರಿಯೆಗಳಲ್ಲಿ ಇದು ಕೂಡ ಒಂದು. ಹಾಗಾಗಿ ಮತದಾರರು ಯಾವುದೇ ಅನಗತ್ಯ ಗೊಂದಲಕ್ಕೆ ಒಳಗಾಗದಿದ್ದಾಗೆ ಅವ್ರಿಗೆ ಅವ್ರ ಮತದಾರರ ರೋಲ್ ಏನು ಇದರಲ್ಲಿ ಅಂದ್ರೆ, ನಾವು ಅವ್ರಿಗೆ ಹಂಚಿಕೆ ಮಾಡಿರುವಂತ ಒಂದು ಫಾರ್ಮ್ ನ ಫಿಲ್ಅಪ್ ಮಾಡಿ ಅವರ ವೈಯಕ್ತಿಕ ಡೀಟೇಲ್ಸ್ ಕೊಟ್ಟರೆ ಸಾಕು ಅಷ್ಟೇ. ಯಾರು ಅನಗತ್ಯವಾಗಿ ನಾವು ಯಾವ ಹೆಸರು ಇಲ್ಲಿ ಕೈ ಬಿಡಬೇಕಂತ ಪ್ರಶ್ನೆ ಉದ್ಭವಿಸೋದೇ ಇಲ್ಲ.
0: ಸರಿ, ಈಗ ತಾವು ಹೇಳಿದಂಗೆ ಈಗ ನಂಜನಗೂಡ ಅವ್ರು ಕೂಡ ಒಬ್ರು ಕರೆ ಮಾಡಿದ್ರು, ಈಗ ಫಾರ್ಮ್ ಭರ್ತಿ ಮಾಡ್ಬೇಕಾದ್ರೆ ಏನಾದ್ರೂ ತಪ್ಪುಗಳಾಯ್ತು ಅಥವಾ ಏನಾದ್ರು ತಿದ್ದದ್ದು ಅಥವಾ ಅದಕ್ಕೆ ವೈಟ್ನರ್ ಹಾಕೋದು, ಸೊ ಈ ಥರದ್ದು ಏನಾದ್ರು ಆದಾಗ ಆ ಒಂದು ಫಾರ್ಮ್ ಅಥವಾ ಆ ಒಂದು ಅರ್ಜಿ ಏನಾದ್ರು ತಿರಸ್ಕೃತ ಆಗುವ ಸಾಧ್ಯತೆ ಇರುತ್ತಾ ಅಥವಾ ಅದನ್ನೇನಾದ್ರು ಕನ್ಸಿಡರ್ ಮಾಡ್ತಕ್ಕಂಥ ವ್ಯವಸ್ಥೆ ಇದೆ ಹೇಗೆ ಸರ್?
1: ಇಲ್ಲ, ಅದು ಅವರು ಈಗ ಫಾರ್ಮ್ ಎಕ್ಸ್ಟ್ರೀಮ್ಲಿ ಒಂದು ಹಾಳಾಗಿರುತ್ತೆ ಅಂತ ಇಟ್ಕೊಳ್ಳಿ. ಯಾವುದೇ ಫಾರ್ಮ್ ಈಗ ನಾವು ಲಕ್ಷಾಂತರ ಸಂಖ್ಯೆಯಲ್ಲಿ ನಾವು ಫಾರ್ಮ್ ವಿತರಣೆ ಮಾಡುವಂತ ಸಂದರ್ಭದಲ್ಲಿ ಯಾವುದೋ ಒಂದು ಮನೇಲಿ ಒಂದು ಫಾರ್ಮ್ ಮೇಲೆ ನೀರು ಬಿದ್ದೋಗ್ಬಿಡ್ಬೋದು ಅಥವಾ ಒಂದು ಕಳೆದೋಗ್ಬಿಡ್ಬೋದು. ಇಂತಹ ರೇರೆಸ್ಟ್ ಕೇಸ್ಗಳಲ್ಲಿ ನಾವು ಆ ಫಾರ್ಮ್ನ ಹೆಚ್ಚುವರಿಯಾಗಿ ನಮಗೆ ಪ್ರಿಂಟ್ ಮಾಡಿಕೊಡೋಂಥ ಅವಕಾಶ ಕೂಡ ಕಲ್ಪಿಸಿದರೆ. ಆದರೆ ಇದು ಜಾಸ್ತಿ ಆದಾಗ ನಾವು ಎಲ್ಲರಿಗೂ ಮಾಡೋಕ್ಕಾಗಲ್ಲ. ನೋಡಿ, ಒಂದು ವಿಧಾನಸಭಾ ಕ್ಷೇತ್ರದಲ್ಲಿ ಒಬ್ಬ ವ್ಯಕ್ತಿಗೆ ಎರಡು ಫಾರ್ಮ್ ಕೊಡ್ತೀವಿ. ಈಗ ನಮಗೆ 234,000 ಜನ ಮತದಾರರು ಇದ್ದಾರೆ. ಈಗ ಅದರ ಡಬಲ್ ಅಂದರೆ ನಾವು ಆಲ್ಮೋಸ್ಟ್ ಒಂದು 468,000 ಜನ ನಮ್ಮ ಫಾರ್ಮ್ನ ಪ್ರಿಂಟ್ ಹಾಕಿ ಕೊಟ್ಟಿದ್ದೀವಿ. ಈಗ ಇದರಲ್ಲಿ ಲಕ್ಷಾಂತರ ಜನರು ಬಂದು ನಮ್ಮ ಫಾರ್ಮ್ ಹಾಗಾಗೋಯ್ತು ಹೀಗಾಗೋಯ್ತು ಅಂದರೆ ಮತ್ತೆ ಅದನ್ನು ಪ್ರಿಂಟ್ ಹಾಕೋದಕ್ಕೆ ಪ್ರಕ್ರಿಯೆ ಸ್ವಲ್ಪ ಕಷ್ಟ ಆಗುತ್ತೆ. ಸೊ ಅಪರೂಪಕ್ಕೆ ಇಂಥ ಮತಗಳು ಕಡಿಮೆ ಇದ್ದಂಥ ಸಂದರ್ಭದಲ್ಲಿ ಅದನ್ನು ಆಲ್ಟರ್ನೇಟ್ ಆಗಿ ನಾವು ಇನ್ನೊಂದು ಫಾರ್ಮ್ ಇಶ್ಯೂ ಮಾಡೋಕ್ಕೆ ಕೂಡ ಅವಕಾಶ ಇದೆ.
0: ಸೊ ತಿದ್ದದ್ದು ಆ ಥರದ್ದು ಏನು ಕೂಡ ಮಾಡಬಾರ್ದು.
1: ತಿದ್ದದಕ್ಕೆ ಅವಕಾಶ ಇಲ್ಲದಂಗೆ ಅವ್ರು ಮಾಡಬೇಕು ಅಂದ್ರೆ ಏನಂದ್ರೆ, ಒಂದು ಅವ್ರಿಗೆ ತಮ್ಮ ಕೊಟ್ಟಿರುವಂತ ಮತದಾರರ ಏನು ಎನ್ಯುಮರೇಷನ್ ಫಾರ್ಮ್ ಇದೆಯಲ್ಲ, ಅದನ್ನ ಒಂದು ಜೆರಾಕ್ಸ್ ಮಾಡಿಸ್ಕೊಂಡು ಅದನ್ನ ಒಂದು ಪೆನ್ಸಿಲ್ ಅಲ್ಲಿ ಒಂದು ಫಿಲ್ಅಪ್ ಮಾಡ್ಕೊಂಡು ಆಮೇಲೆ ಅದು ಕನ್ಫರ್ಮ್ ಆದ್ಮೇಲೆ ಮೊದಲನೇ ಫಾರ್ಮ್ ತುಂಬೋದು ಬೆಸ್ಟ್ ಅಂತ.
0: ಸೊ ಹಾಗಾಗಿ ಸೊ ಸಾರ್ವಜನಿಕರು ಯಾವುದೇ ರೀತಿ ಒಂದು ಅರ್ಜಿಯನ್ನ ಭರ್ತಿ ಮಾಡ್ಬೇಕಾದ್ರೂ ಕೂಡ ಬಹಳ ಎಚ್ಚರಿಕೆಯಿಂದ
2: ಕಾಶಿಯಸ್ ಆಗಿ ಮಾಡ್ಬೇಕು. ಈಗಾಗ್ಲೇ ನಾವು ನಮ್ಮ ಎಲ್ಲ ಬಿಎಲ್ ಹೌಸ್ಗಳಿಗೆ ಮತ್ತೆ ನಮ್ಮ ಗ್ರಾಮ ಆಡಳಿತ ಅಧಿಕಾರಿಗಳಿಗೆ ಇರತಕ್ಕಂಥದ್ದು ಇಷ್ಟೇ, ಯಾರಿಗಾದ್ರೂ ಫಾರ್ಮ್ ನ ತುಂಬೇಕಾದ್ರೆ ಗೊಂದಲ ಉಂಟಾದಾಗ ಅಥವಾ ಗೊತ್ತಾಗದೆ ಇದ್ದಾಗ ಅದನ್ನೊಂದು ಜೆರಾಕ್ಸ್ ಪ್ರತಿಯನ್ನ ಮಾಡಿಕೊಂಡು ಫಸ್ಟ್ ಒಂದು ಪೆನ್ಸಿಲ್ ನಲ್ಲಿ ಅದನ್ನ ಭರ್ತಿ ಮಾಡಿ ಆ ನಂತರ ಅದನ್ನು ಸರಿಯಾದ ನಂತರನೇ ನಾವು ಮೂಲ ಫಾರ್ಮ್ ನಲ್ಲಿ ಭರ್ತಿ ಮಾಡಿ ಅಂತ ಹೇಳ್ತಾ ಇದೀವಿ. ಸಿ ಒಂದ್ ಹೇಳುತ್ತೆ, ಯಾವುದೇ ವೈಟ್ನರ್ ಇದೊಂದು ಹಾಕುವಂತ ಅದರಲ್ಲಿ ಬರೋದಿಲ್ಲ. ಅಕಸ್ಮಾತ್ ಏನಾದ್ರೂ ಈಗ ಯಾವುದೇ ಅಕೌಂಟಬಲ್ ಡಾಕ್ಯುಮೆಂಟ್ಸ್ ನಲ್ಲಿ ವೈಟ್ನರ್ ಹಾಕಿ ಮಾಡುವಂತದ್ದು ತಪ್ಪು. ಅಕಸ್ಮಾತ್ ತಪ್ಪಾದ್ರೂ ಸಹ ನಾವೇನ್ ಮಾಡ್ಬೇಕು, ಒಂದು ಸಿಂಗಲ್ ಲೈನ್ ಅಲ್ಲಿ ಅದನ್ನ ಒಡೆದು ಅದ್ರಲ್ಲಿ ಒಡೆದ್ಬಿಟ್ಟು ಅವರ ಒಂದು ಏನಿರ್ತಾರೆ ಅವರ ಮತದಾರರು ಅವ್ರತ ಒಂದು ಸಿಗ್ನೇಚರ್ ತಗೊಳ್ಬಹುದು. ಅದನ್ನ ಬಿಟ್ರೆ ನಾವು ಬೇರೆ ಯಾವ್ದು ವೈಟ್ನರ್ ಆಗ್ಲಿ ಅಥವಾಗ್ಲಿ ಆ ರೀತಿ ಮಾಡ್ತಕ್ಕಂಥದ್ದು ಮಾಡುವಾಗಿಲ್ಲ.
0: ಸರಿ, ಇದ್ರ ಜೊತೆಗೆ ತಾವು ಹೇಳ್ದಂಗೆ ಈ ತರ ಮತದಾರರ ಪಟ್ಟಿಯಲ್ಲಿ ನಾವು ಹೆಸರನ್ನು ನೋಂದಾಯಿಸ್ಕೊಳ್ತಕ್ಕಂಥದ್ದು ಇರ್ಬೋದು ಅಥವಾ ಒಂದು ವೇಳೆ ತಿದ್ದುಪಡಿ ಅಥವಾ ಬೇರೆ ಏನಾದ್ರು ನಾವು ಆಗಸ್ಟ್ 15ರಲ್ಲಿ ಒಂದು ಪಟ್ಟಿಯನ್ನು ಬಿಡುಗಡೆ ಮಾಡ್ತೀವಿ, ಅದರ ನಂತರದಲ್ಲಿ ಕೂಡ ಕೆಲವು ಆಕ್ಷೇಪಣೆಗಳನ್ನ ಸಲ್ಲಿಸಬಹುದು ಅಂತ ಹೇಳಿದ್ರೆ ಅದರ ಬಗ್ಗೆ ನಾವು ಹೆಚ್ಚಿನ ವಿವರಗಳಾಗಿ ಮಾತಾಡೋಣ ಸರ್. ಮತ್ತೊಂದು ಕರೆ ಇದೆ. ಹಲೋ,
3: ನಮಸ್ಕಾರ.
0: ನಮಸ್ತೆ, ತಮ್ಮ ಹೆಸರು ಎಲ್ಲಿಂದ ಮಾತನಾಡ್ತಿದ್ದೀರಾ? ನಮಸ್ತೆ, ತಮ್ಮ ಹೆಸರು ಎಲ್ಲಿಂದ ಮಾತನಾಡ್ತಿದ್ದೀರಾ?
3: ಸರ್, ನಾವು ಕೆಎಂ ಜೈರಾಮ್ ಅಂತ.
0: ತಮ್ಮ
3: ಶ್ರೀರಸಿಪುರ ತಾಲೂಕಿನಿಂದ ಸರ್ ಮಾತಾಡ್ತಾ ಇರೋದು.
0: ಹೇಳಿ ಜಯರಾಮ್ ಅವರು, ತಮ್ಮ ಪ್ರಶ್ನೆ ಏನಂತ?
3: ಸರ್, ಇವತ್ತಿನ ವರ್ತಮಾನ ಇಂಥ ಕಾರ್ಯಕ್ರಮ ಇಟ್ಕೊಂಡಿರೋದು ಬಹಳ ಸಂತೋಷ. ಮತ್ತೆ ಸರ್, 18 ವರ್ಷ ತುಂಬಿರೋಂಥವ್ರಿಗೆ ಕಡ್ಡಾಯವಾಗಿ ಮತದಾನದ ಮತದಾರ ಪಟ್ಟಿಯಲ್ಲಿ ಸೇರಿಸ್ಬೇಕು ಅಂತ, ಇನ್ನೂ ಒಂದ್ ಸ್ವಲ್ಪ ಹೆಚ್ಚಿನ ಪ್ರಚಾರ ಆಗಬೇಕು ಅಂತ ಸರ್.
0: ಓಕೆ,
3: ಪ್ರಚಾರ ಇನ್ನೂ ಆಗಬೇಕು ಅಂತ ಸರ್. ಇದಕ್ಕೆ

0: ಓಕೆ ಟಾಕಿಂಗ್ ಬ್ಲಾಸ್ಟ್
1: ಪಾಸಿಬಲ್ ಮಾಡ್ತಲಿ ಮತ್ತೆ ರೆವಿನ್ಯೂಸ್ ಬೇಕು ವಿಎಗಳು ಏನಾಗಿದೆ ಅನ್ವಾದರು ನಾವು ಅಪ್ರೇ ಮಾಡ್ಬೇಕು ನಮ್ಮ ಅಪ್ರೇ ಮಾಡ್ಬೇಕು ಅಂತ ಅನ್ವಾಡಿ ಕಾರ್ಯಕರ್ತೆಯರು ಇದು ಮಾಡ್ತಾ ಇದಾರೆ ಸರ್.
0: ಓಕೆ
1: ಒಂಚೂರು ಇನ್ನು ಹೆಚ್ಚಿಗೆ ಜನ ಜನಕ್ಕೆ ಮತದಾರರು ವಂಚಿತರ ವಂಚನೆ ಆಗಬಾರ್ದು ಆ ರೀತಿ ಇದಾಗಬೇಕು ಅಂತ ಸರ್ ಅಷ್ಟೇ ಮತದಾರರು ಯಾರಿದ್ದಾರೆ ಸರ್.
0: ಓಕೆ ಸರ್ ಮಾತನಾಡ್ತಾರೆ ಕೇಳಿಸ್ಕೊಳ್ಳಿ ಸರ್ ಮಾತನಾಡ್ತಾರೆ ಕೇಳಿಸ್ಕೊಳ್ಳಿ.
2: ಜಯರಾಮ್ ಅವರೇ ಈಗ ತಾವ್ ಹೇಳ್ದು ಖಂಡಿತ ಸತ್ಯ. ಇದು ಹೆಚ್ಚಿನ ಹೆಚ್ಚಿನ ಪ್ರಚಾರ ಕೊಟ್ಟು ನಾವು ಹೆಚ್ಚಿನ ಅರಿವು ಮೂಡಿಸಿದ್ರೆ ಎಲ್ಲ ಮತದಾರರು ಇದರಲ್ಲಿ ಭಾಗಿಯಾಗೋದಕ್ಕೆ ಅವಕಾಶ ಆಗುತ್ತೆ. ಈಗ ನಮಗೆ ಜಿಲ್ಲಾ ಮಟ್ಟದಲ್ಲಿ ನಮ್ಮ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಇದ್ದಾರಲ್ಲ ಅವರು ಸ್ವೀಪ್ ಅಂತ ಒಂದು ಎಲೆಕ್ಷನ್ನಲ್ಲಿ ಒಂದು ಕಾರ್ಯಕ್ರಮ ಇದೆ, ಅಂದರೆ ಈ ಪ್ರಚಾರವನ್ನು ಕೊಡೋದಕ್ಕೋಸ್ಕರ ಒಂದು ಸ್ವೀಪ್ ಕಾರ್ಯಕ್ರಮವನ್ನು ಮಾಡ್ತಿದ್ದಾರೆ. ಅವರು ಜಿಲ್ಲಾ ಪಂಚಾಯತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಎಲ್ಲ ತಾಲೂಕು ಪಂಚಾಯತಿಯ ಇಒಸ್ ಇದಾರಲ್ಲ ಕಾರ್ಯನಿರ್ವಹಣಾಧಿಕಾರಿಗಳು ಮತ್ತು ಪಿ ಡಿ ಒಗಳ ಮುಖಾಂತರ ಈ ಪ್ರಚಾರ ಕಾರ್ಯವನ್ನು ಗ್ರಾಮಗಳಲ್ಲಿ ಮತ್ತು ಪ್ರತಿ ಪಂಚಾಯತಿ ವ್ಯಾಪ್ತಿಯಲ್ಲಿ ಕೂಡ ಕಾರ್ಯ ಕೈಗೊಂಡಿದ್ದಾರೆ. ಇದು ನಿಮ್ಮ ಗಮನಕ್ಕೆ ಬಂದಿದೆಯೋ ಇಲ್ಲವೋ ಅಂತ ನನಗೆ ಗೊತ್ತಾಗ್ತಿಲ್ಲ. ಮೋಸ್ಟ್ಲಿ ನೀವು ಗ್ರಾಮ ಮಟ್ಟದಲ್ಲಿ ಹೋಗಿದ್ದರೆ ಅವ್ರು ಮಾಡಿರ್ತಾರೆ. ಮತ್ತು ಪಟ್ಟಣ ಪಂಚಾಯತಿ ವ್ಯಾಪ್ತಿಯಲ್ಲಿ ನಮ್ಮ ಪುರಸಭೆ ಏನು ಮುಖ್ಯಾಧಿಕಾರಿಗಳಿದ್ದಾರಲ್ಲ ಅವರು ಕೂಡ ಈ ಸ್ವೀಪ್ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಇದಕ್ಕೊಂದು ಪಬ್ಲಿಕೇಶನ್ ಕೊಡೋದಕ್ಕೆ ಅವರು ಪ್ರಯತ್ನ ಮಾಡ್ತಿದ್ದಾರೆ.
1: ಆಮೇಲೆ ಸರ್ ಮತ್ತೆ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಸರ್ಕಾರ ಗಾಡಿಗಳಿದೆ ಸರ್ ಆಟೋ ಮುಖಾಂತರ ಧ್ವನಿ ವರ್ತಕ ಮುಖಾಂತರ ಎಲ್ಲಾ ಬೀದಿಲು ಪ್ರಚಾರ ಪಡಿಸಿದ್ರೆ ಒಂದು ಗ್ರಾಮ ಪಂಚಾಯತಿ ಕೇಂದ್ರದಲ್ಲಿ ಒಂದು ವಿಶೇಷ ಮತದಾರ ಪಟ್ಟಿ ಸಭೆ ಮಾಡಿದ್ರೆ ಅನುಕೂಲ ಆಗುತ್ತೆ ಸರ್.
2: ಸರಿ ಜಯರಾಮ್ ಅವರು ಅದು ನಿಮ್ಮ ಇದನ್ನ ನಾವು ಎಲ್ಲರಿಗೂ ತಿಳಿಸ್ತೀವಿ.
1: ಮತ್ತೆ ಸರ್ ಕೆಲವರು ಜೀವನೋಪಾಯಕ್ಕಾಗಿ ಗ್ರಾಮೀಣ ಪ್ರದೇಶ ಬಿಟ್ಟು ಬೆಂಗಳೂರು ನಗರಗಳಲ್ಲಿ ಇದಾರೆ ಸರ್ ಅವ್ರಿಗೆ ಅಲ್ಲೂ ಇಲ್ಲ ಇಲ್ಲೂ ಇಲ್ಲ ಹಂಗ ಆಗ್ತಾ ಇದೆ ಸರ್ ಅದ್ರ ಬಗ್ಗೆ ಒಂದ್ ಸ್ವಲ್ಪ ವಿಶೇಷ ಆಸಕ್ತಿ ವಹಿಸ್ಬೇಕು ಸರ್.
2: ಈಗ ಅವ್ರು ಯಾರಾದ್ರು ದುಡಿಯೋಕೆ ಮನೆಯಿಂದ ಒಬ್ರು ಇಬ್ರು ಹೊರಗಡೆ ಹೋಗಿದ್ರು ಅವ್ರ ಕುಟುಂಬದ ಇತರ ಸದಸ್ಯರು ಇಲ್ಲಿ ಇದ್ದೇ ಇರ್ತಾರೆ ಅವ್ರು ಕೂಡ ಅವ್ರ ಡೀಟೇಲ್ಸ್ ನ ಫಿಲ್ಅಪ್ ಮಾಡಿ ಸೈನ್ ಮಾಡ್ಕೊಟ್ರು ಅವ್ರ ಕುಟುಂಬದ ಸದಸ್ಯರು ಸಾಕು.
1: ಸರ್ ಕೆಲವ್ರಿಗೆ ಸರ್ ಊರಲ್ಲಿ ಜಮೀನು ಇರುತ್ತೆ ಮನೆ ಇರಲ್ಲ ಸ್ವಂತ ಮನೆ ಬೆಂಗಳೂರು ಜೀವನ ಮಾಡ್ಕೊಂಡಿರ್ತಾರೆ ಸರ್ ಅಂತವ್ರಿಗೆ ಒಂಚೂರು ಆಸಕ್ತಿ ವಹಿಸಿ ತಾವು ಮತದಾನದಿಂದ ವಂಚನೆ ಆಗ್ಬಾರ್ದು ಸರ್ ಯಾರೇ ಆದ್ರೂ ಆ ರೀತಿ ಒಂದ್ ಸ್ವಲ್ಪ ಸರಳ ವಿಧಾನಗಳು ಮಾಡಿ ಇದ್ ಮಾಡ್ಬೇಕು ಸರ್ ಜನಕ್ಕೆ ಮತದಾನ ಇದಾಗೋ ರೀತಿ.
2: ಆಯ್ತು ಜಯರಾಮ್ ಥ್ಯಾಂಕ್ ಯು ನಿಮ್ ಸಲಹೆ ಕೊಟ್ಟೆ ಧನ್ಯವಾದಗಳು.
0: ಓಕೆ ಧನ್ಯವಾದಗಳು ಜಯರಾಮ್ ಅವರೇ ಕರೆ ಮಾಡಿದ್ದಕ್ಕೆ.
1: ಆಯ್ತು ಸರ್ ನಮಸ್ಕಾರ.
0: ಸರಿ ಈಗ ತಾವು ಮಾತನಾಡ್ತಾ ಹೇಳ್ತಾ ಇದ್ರಿ ಅಂದ್ರೆ ಈಗ ನಾವು ಒಂದು ಪರಿಷ್ಕರಣೆ ಪಟ್ಟಿಯನ್ನು ನಾವು ಮಾಡ್ತೀವಿ ಅಂದ್ರೆ ಸಾಮಾನ್ಯವಾಗಿ ಕೆಲವೊಗಿ ಎರಡು ಪಟ್ಟಿಗಳಲ್ಲಿ ಏನಾದ್ರು ಒಂದು ವೇಳೆ ಹೆಸರು ಮಿಸ್ ಆಗಿ ಈಗ ತಾವು ಹೇಳಿದ್ರೆ ಆಗಸ್ಟ್ 5ನೇ ತಾರೀಕಿಗೆ ಒಂದು ನಾವು ಪಟ್ಟಿಯನ್ನು ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದ್ರೆ ಅಲ್ಲಿ ಏನಾದ್ರು ಲೋಪದೋಷಗಳು ಅಥವಾ ಏನಾದ್ರು ಇದ್ರೆ ಸೇರ್ಪಡೆ ಮಾಡ್ಕೊಳ್ಬಹುದು ಅಂತ ಹೇಳಿದ್ರೆ ಒಂದು ವೇಳೆ ಅಲ್ಲೂ ಏನಾದ್ರು ಬೈ ಮಿಸ್ಟೇಕ್ ಏನಾದ್ರು ಮಿಸ್ ಆದ್ರೆ ಏನಾದ್ರು ಮತದಾನವನ್ನು ಮಾಡ್ತಕ್ಕಂಥ ಒಂದು ವ್ಯವಸ್ಥೆ ಇದೆಯಾ ಅಥವಾ ಹೇಗೆ ಸರ್?
2: ಕರಡು ಮತದಾರರ ಪಟ್ಟಿಯಲ್ಲಿ ಅವ್ರ ಹೆಸರು ಅಕಸ್ಮಾತ್ ಸೇರ್ಪಡೆ ಆಗದಿದ್ರು ಕೂಡ ನಾವು ಮತ್ತೆ ಅವ್ರದ್ದು ಒಂದು ಮಾಜರ್ ಮಾಡಿ ಅವ್ರದ್ದು ವಾಸವಾಗದಿರೋದು ಕನ್ಫರ್ಮ್ ಮಾಡ್ಕೊಂಡು ಅವರು ಅಬ್ಜೆಕ್ಷನ್ಸ್ ಮತ್ತೆ ಕ್ಲೈಮ್ಸ್ಗೆ ಅವಕಾಶ ಪೀರಿಯಡ್ ಅವಕಾಶ ಮಾಡಿಕೊಟ್ಟಿದ್ರೆ ಆ ಸಂದರ್ಭದಲ್ಲಿ ಅವರು ತಾವು ಈಗ ಎಲ್ಲಿ ವಾಸ ಮಾಡ್ತಿದ್ರೆ ಅದಕ್ಕೆ ಪೂರ್ವಕವಾದ ದಾಖಲೆಗಳು ನಾವು ಪ್ರಾರಂಭದಲ್ಲಿ ನಮ್ಮ ತಹಶೀಲ್ದಾರ್ ಅವ್ರು ಹೇಳಿದ್ರಲ್ಲ ಆ ದಾಖಲೆಗಳನ್ನ ಕೊಟ್ಟು ಮತ್ತೆ ಅವರು ಸೇರ್ಪಡೆ ಮಾಡ್ಕೊಳ್ಳೋಕೆ ಅವಕಾಶ ಇದೆ. ಸಪೋಸ್ ಈಗ ಅವನಿಗೆ 18 ವರ್ಷ ಈಗ ತುಂಬಿತು ಅಂತ ಹೇಳಿದ್ರೆ ಹೊಸದಾಗಿ ಫಾರ್ಮ್ ನಂಬರ್ 6 ಕೊಟ್ಟು ಅದನ್ನ ಆ್ಯಡ್ ಮಾಡ್ಕೊಳ್ಳೋಕೆ ಕೂಡ ಅವಕಾಶ ಇದೆ.
0: ಓಕೆ ಮಾಡ್ಕೊಳ್ಬಹುದು. ಸರ್ ಈ ಒಂದು ವಿಶೇಷ ಮತದಾರ ಪರಿಷ್ಕರಣೆಗೆ ಸಂಬಂಧಪಟ್ಟಂತೆ ಒಂದು ಅಂತಿಮ ದಿನಾಂಕ ಮತ್ತು ಪ್ರಮುಖ ಒಂದು ವೇಳಾಪಟ್ಟಿಗೆ ಸಂಬಂಧಪಟ್ಟಂತೆ ಮತ್ತೊಂದು ಸಲ ನಮ್ಮ ಕೇಳುಗರಿಗೆ ಮತ್ತು ಸಾರ್ವಜನಿಕರಿಗೆ ತಿಳಿಸ್ಬೋದಾ ಸರ್?
3: ಸರ್ ಈಗಾಗಲೇ ನಮ್ಮದು ಏನಿಗೆ ಎಸ್ ಎ ಸಂಬಂಧಪಟ್ಟಂಗೆ 30 ಜೂನಿಂದ ಶುರುವಾಗಿದೆ. 30 ಜುಲೈವರೆಗೆ
2: 29 ಜುಲೈವರೆಗೆ
3: ಇದು ಆಗ್ತಕ್ಕಂಥದ್ದು. ಅದಾದ ನಂತರ 5ನೇ ಆಗಸ್ಟ್ಗೆ ಕರಡು ಮತದಾರರ ಪಟ್ಟಿಯನ್ನು ನಾವು ಪ್ರಕಟಣೆ ಮಾಡ್ತೇವೆ. ಹಾಗಾಗಿ 1 ತಿಂಗಳು ಅವರಿಗೆ ತಮ್ಮ ಹಕ್ಕುಗಳು ಮತ್ತು ಆಕ್ಷೇಪಣೆ ಸಂಬಂಧಪಟ್ಟಂತೆ 5/8/24 ರಿಂದ 4/9/26 ಅವರ ಆಕ್ಷೇಪಣೆಗಳನ್ನು ಹಾಕ್ಬೋದು. ಅದಾದ ನಂತರ ನಾವೇನ್ ಮಾಡ್ಬೇಕು, ಏನಾದ್ರು ಆಕ್ಷೇಪಣೆಗಳೇನಾದ್ರು ಇದ್ರೆ ಅದನ್ನ 5/8/26 ರಿಂದ 3/10/2026 ಅವ್ರು ಏನು ಆಕ್ಷೇಪಣೆ ಕೊಟ್ಟಿರ್ತೇವೆ ಅದನ್ನ ನಾವು ವಿಲೇವರಿ ಮಾಡುವಂಥ ಕೆಲಸಗಳನ್ನ ನಾವು ಮಾಡ್ತೇವೆ. ಅಂತಿಮವಾಗಿ ನಾವು 7 ಅಕ್ಟೋಬರ್ 2026 ಅಂತಿಮ ಒಂದು ಮತದಾರರ ಪಟ್ಟಿಯನ್ನು ನಾವು ಪ್ರಕಟಣೆ ಮಾಡ್ತೇವೆ.
0: ಅಂದ್ರೆ 7ನೇ ತಾರೀಕು ಒಂದು ಅಂತಿಮವಾದ ಪರಿಪೂರ್ಣವಾದ ಮತದಾರ
2: ಅಕ್ಟೋಬರ್ 7ನೇ ತಾರೀಕೆ
0: ಅಂತಿಮವಾದ ಮತದಾರ ಪಟ್ಟಿ ಸಿದ್ಧ ಆಗುತ್ತೆ.
3: ಹೌದು
0: ಸರ್, ಸಾಕಷ್ಟು ಮಾಹಿತಿಗಳನ್ನ ತಾವು ತಿಳಿಸ್ರಿ. ಯಾಕಂದ್ರೆ ಎಸ್ ಐ ಆರ್ ಗೆ ಸಂಬಂಧಪಟ್ಟಂತೆ ಸಾರ್ವಜನಿಕರಲ್ಲಿ ಈ ರೀತಿ ಒಂದು ಹಲವಾರು ಗೊಂದಲಗಳು ಕೂಡ ಇದ್ದವು. ಯಾಕಂದ್ರೆ ಇದು ಹೇಗೆ ಯಾವ ತರ ಅನ್ನೋದ್ರ ಬಗ್ಗೆ ತುಂಬಾ ಪ್ರಶ್ನೆಗಳು ಕೂಡ ಇತ್ತು. ಸೊ ಹಾಗಾಗಿ ಸಾಕಷ್ಟು ಮಾಹಿತಿಗಳು ಕೂಡ ನಮ್ಮ ಕೇಳುಗರಿಗೆ ಮತ್ತು ಸಾರ್ವಜನಿಕ

0: ಕ್ರಿಕೆಟ್ ಸಿಕ್ತು ಅಂತ ಹೇಳ್ತೀನಿ. ಸರ್, ಕೊನೆಯದಾಗಿ ಈಗ ನಮ್ಮ ಸಾರ್ವಜನಿಕರಿಗೆ ಮತ್ತು ಸಮುದಾಯಕ್ಕೆ ಈ ಒಂದು ಎಸ್ ಐ ಆರ್ ಪ್ರಕ್ರಿಯೆ ಕುರಿತು ತಮ್ಮ ಸಲಹೆಗಳಿರ್ಬೋದು, ಸಂದೇಶಗಳನ್ನು ತಾವು ತಿಳಿಸೋದಾದ್ರೆ ಸರ್.
1: ಎಲ್ಲ ಸಾರ್ವಜನಿಕರಲ್ಲಿ ವಿನಂತಿ ಮಾಡ್ಕೊಳ್ಳೋದಿಷ್ಟೇ, ಇವಾಗ ಏನು ನಮ್ಮ ಎಚ್ ಡಿ ಕೋಟೆ ಸರಗೂರು ತಾಲೂಕಿನಲ್ಲಿ ಈಗಾಗಲೇ ನಾವು ಹೇಳ್ದಂಗೆ 234,521 ಮತದಾರರ ಪಟ್ಟಿದ ಒಂದು ಎನ್ಯುಮರೇಷನ್ ಫಾರಂನ ನಾವು ಇವಾಗ ಹಂಚಿಕೆ ಮಾಡಿದ್ದೇವೆ. ಪ್ರತಿಯೊಂದು ಮನೆಗೂ ಸಹ ನಮ್ಮ ಗ್ರಾಮ ಆಡಳಿತಾಧಿಕಾರಿಗಳು ಮತ್ತು ಬೂತ್ ಲೆವೆಲ್ ಅಧಿಕಾರಿಗಳು ಅದನ್ನು ತಲುಪಿಸಿದ್ದಾರೆ. ಸಾರ್ವಜನಿಕರು ಆ ಒಂದು ಫಾರಂನ ಪಡೆದುಕೊಂಡು ಅದನ್ನು ಕೂಲಂಕುಷವಾಗಿ ಪರಿಶೀಲಿಸಿ ಅದನ್ನು ಭರ್ತಿ ಮಾಡಿ ಅದೊಂದನ್ನು ಬಿ ಎಲ್ ಒ ಅವರಿಗೆ ಕೊಟ್ಟು ಬಿ ಎಲ್ ಒರಿಂದ ಅದನ್ನು ತಾವರ ಮೊಬೈಲ್ನಲ್ಲಿ ಎಂಟ್ರಿ ನಮೂದು ಮಾಡಿಕೊಂಡು ಮತದಾರರ ಪಟ್ಟಿಯಲ್ಲಿ ಅವರ ಹೆಸರು ಬರುವ ಹಾಗೆ ಕಾಳಜಿ ವಹಿಸಬೇಕಾದಕ್ಕಂಥದ್ದು ಒಂದು ಕೆಲಸ. ಎರಡನೇದಾಗಿ ಯಾವುದೇ ಗೊಂದಲಕ್ಕೆ ಎಡೆಮಾಡಿಕೊಡದೆ ಮತ್ತೆ ಮುಂದಿನ ತಿಂಗಳು 5ನೇ ತಾರೀಕು ಕರಡು ಮತದಾರರ ಪಟ್ಟಿಯನ್ನು ಹೊರಡಿಸಿದ ನಂತರ ಆ ಪಟ್ಟಿಯಲ್ಲಿ ತಮ್ಮ ಹೆಸರುಗಳು ಇರುವುದರ ಬಗ್ಗೆ ಕಾಳಜಿ ವಹಿಸಿ ಪರಿಶೀಲಿಸಿ ಏನಾದರೂ ಆಕ್ಷೇಪಣೆ ಅಥವಾ ಏನಾದರೂ ಅದರಲ್ಲಿ ನ್ಯೂನತೆಗಳು ಕಂಡು ಬಂದಾಗ ಅದನ್ನು ಸಲ್ಲಿಸಿದ್ರೆ ಅದನ್ನು ನಾವು ಸರಿಪಡಿಸಿ ಪ್ರತಿಯೊಬ್ಬ ಅರ್ಹ ಮತದಾರರ ಹೆಸರನ್ನು ನಾವು ಮತದಾರರ ಪಟ್ಟಿಯಲ್ಲಿ ತರೋದಕ್ಕೆ ಅವಕಾಶ ಆಗ್ತದೆ. ಹಾಗಾಗಿ ಸಾರ್ವಜನಿಕರು ಈ ಒಂದು ಪ್ರಕ್ರಿಯೆಯಲ್ಲಿ ಭಾಗವಹಿಸಿ ಅವರ ಸಹಾಯವನ್ನು ನಾವು ಕೇಳ್ತಾ ಎಲ್ಲರೂ ಸಹ ಈ ಒಂದು ಕಾರ್ಯಕ್ರಮದಲ್ಲಿ ಈ ಒಂದು ಪರಿಷ್ಕರಣೆ ಇದರಲ್ಲಿ ಭಾಗವಹಿಸಿದ್ದ ನಾನು ವಿನಂತಿ ಮಾಡ್ತೇನೆ.
0: ಓಕೆ ಸರ್, ತಾವು ಕೊನೆಯದಾಗಿ ನಮ್ಮ ಕೇಳುಗರಿಗೆ ಮತ್ತು ಸಮುದಾಯಕ್ಕೆ ಸಾರ್ವಜನಿಕರಿಗೆ ತಮ್ಮ ಸಲಹೆ ಸರ್?
2: ಇಲ್ಲ, ಸಲಹೆ ಇಲ್ಲ, ನಾನು ಅವರಲ್ಲಿ ವಿನಂತಿ ಮಾಡ್ಕೊಳ್ತೀನಿ. ಈ ಎಸ್ಐಆರ್ ಪ್ರಕ್ರಿಯೆಯಲ್ಲಿ ತಾವು ದಯವಿಟ್ಟು ಆಕ್ಟಿವ್ ಆಗಿ ಪಾರ್ಟಿಸಿಪೇಟ್ ಮಾಡಿ ನಮ್ಮ ಮತದಾರ ಪಟ್ಟಿ ಪರಿಷ್ಕರಣೆ ಕಾರ್ಯಕ್ಕೆ ತಾವು ಜೊತೆ ನಮ್ಮ ಸರ್ಕಾರಿ ಅಧಿಕಾರಿಗಳ ಜೊತೆ ಜೊತೆಯಾಗಿ ನಿಂತು ತಾವು ಕೂಡ ಹೊಸ ಮತದಾರ ಪಟ್ಟಿಯನ್ನು ನಾವು ರಚನೆ ಮಾಡೋದಕ್ಕೆ ನೆರವಾಗಿ ನಿಲ್ಲಬೇಕು ಅಂತ ನಾನು ಕೇಳ್ಕೊತಿದ್ದೀನಿ.
0: ತುಂಬ ಧನ್ಯವಾದಗಳು ಸರ್. ತಾವು ಇದುವರೆಗೂ ಈ ಒಂದು ಎಸ್ ಐ ಆರ್ ಪ್ರಕ್ರಿಯೆ ಕುರಿತು ತಮ್ಮ ಮಾಹಿತಿಯನ್ನು ಹಂಚಿಕೊಂಡಿದ್ದಕ್ಕಾಗಿ ತಮಗೆ ತುಂಬುರದಿಂದ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ ಸರ್.
2: ತಮಗೂ ಧನ್ಯವಾದಗಳು, ನಮಸ್ತೆ.
1: ಧನ್ಯವಾದಗಳು.
0: ಸರಿ, ಕೇಳಿದರೆ ಇಷ್ಟೊತ್ತು ಕೂಡ ತಾವು ಕೇಳ್ತಾ ಇದ್ರಿ ಈ ಒಂದು ಎಸ್ ಐ ಆರ್ ಪ್ರಕ್ರಿಯೆ ಒಂದು ಹೇಗೆ ಯಾವ ಥರ ಮಾಡಬೇಕು ಅಂತ. ಅದೇ ರೀತಿ ನಿಮ್ಮ ಹೆಸರು ಮತದಾರ ಪಟ್ಟಿಯಲ್ಲಿ ಸರಿಯಾಗಿ ದಾಖಲಾಗಿದೆ ಎಂಬುದನ್ನು ತಾವು ಖಚಿತಪಡಿಸಿಕೊಳ್ಳಿ. ಒಂದು ವಿಶೇಷ ತೀವ್ರ ಮತದಾರ ಪಟ್ಟಿಯ ಒಂದು ಪರಿಷ್ಕರಣೆಯಲ್ಲಿ ಸಕ್ರಿಯವಾಗಿ ಭಾಗವಹಿಸಿ ನಿಮ್ಮ ಮತ ನಿಮ್ಮ ಹಕ್ಕು ಒಂದು ಬಲಿಷ್ಠ ಪ್ರಜಾಪ್ರಭುತ್ವಕ್ಕೆ ನಿಮ್ಮ ಒಂದು ಕೊಡುಗೆ ಇರಲಿ ಅಂತ ಹೇಳ್ತಾ ಇದುವರೆಗೂ ಈ ಒಂದು ನಮ್ಮ ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಒಂದು ಎಸ್ ಐ ಆರ್ ಪ್ರಕ್ರಿಯೆಗೆ ಸಂಬಂಧಪಟ್ಟಂತೆ ಇದುವರೆಗೂ ನಮ್ಮ ಜೊತೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದವರು ಶ್ರೀ ಮಂಜುನಾಥ್ ಆರ್, ಸಹಾಯಕ ಆಯುಕ್ತರು ಹಾಗೂ ಮತದಾರರ ನೋಂದಣಾಧಿಕಾರಿಗಳು ಎಚ್ ಡಿ ಕೋಟೆ ವಿಧಾನಸಭಾ ಕ್ಷೇತ್ರ, ಹಾಗೂ ಶ್ರೀ ಶ್ರೀನಿವಾಸರವರು ತಹಸೀಲ್ದಾರರು ಹಾಗೂ ಸಹಾಯಕ ಮತದಾರರ ನೋಂದಣಾಧಿಕಾರಿಗಳು ಎಚ್ ಡಿ ಕೋಟೆ ವಿಧಾನಸಭಾ ಕ್ಷೇತ್ರ. ಇದು ಇವತ್ತಿನ ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮ. ಮತ್ತೆ ಮುಂದಿನ ವಾರ ಮತ್ತೊಂದು ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ಕೇಳ್ತಾ ಇರಿ ಜನಧ್ವನಿ. ನಮಸ್ಕಾರ.
3: ಸೇತುವೆ, ಸರ್ಕಾರಿ ಅಧಿಕಾರಿಗಳ ಜೊತೆಗಿನ ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮ. ಕಾರ್ಯಕ್ರಮದ ಪ್ರಾಯೋಜಕರು ಜನಧ್ವನಿ ಸಮುದಾಯ ರೇಡಿಯೋ ಸರಗೂರು. ಸೇತುವೆ ಸಮುದಾಯ.
4: ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಪೂಜಾ ಪ್ರಸಾದ್. ಮುಖ್ಯಾಂಶಗಳು. ದೇಶದ ಮೊದಲ ಖಾಸಗಿ ನಿರ್ಮಿತ ರಾಕೆಟ್ ವಿಕ್ರಮ್-1 ಯಶಸ್ವಿ ಉಡಾವಣೆ. ಪ್ರಧಾನಿ ಸೇರಿ ಗಣ್ಯರಿಂದ ಅಭಿನಂದನೆ. 72ನೇ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿ ಪ್ರಕಟ. ಉತ್ತಮ ಪೋಷಕ ನಟಿ ಪ್ರಶಸ್ತಿಗೆ ಕನ್ನಡದ ರೂಪಶ್ರೀ ವರ್ಕಾಡಿ, ಅತ್ಯುನ್ನತ ಬಾಲನಟ ಪ್ರಶಸ್ತಿಗೆ ಅತೀಶ್ ಶೆಟ್ಟಿ ಭಾಜನ. ಸುಸ್ಥಿರ ಆರೋಗ್ಯವಂತ ಸಮಾಜವೇ ಬಲಿಷ್ಠ ರಾಷ್ಟ್ರದ ಅಡಿಪಾಯ, ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅಭಿಮತ. ಹಾಗೂ ರಷ್ಯಾ ಮೇಲೆ ಉಕ್ರೇನ್ ದಾಳಿ, 7 ಜನರು ಸಾವು, 51 ಮಂದಿಗೆ ಗಾಯ. ಈಗ ವಾರ್ತೆಗಳ ವಿವರ. ಭಾರತದ ಮೊದಲ ಖಾಸಗಿ ನಿರ್ಮಿತ ರಾಕೆಟ್ ವಿಕ್ರಮ್-1 ಇಂದು ಇಸ್ರೋದ ಶ್ರೀಹರಿಕೋಟಾದ ಸತೀಶ್ ಧವನ್ ಬಾಹ್ಯಾಕಾಶ ಕೇಂದ್ರದಿಂದ ಯಶಸ್ವಿಯಾಗಿ ಉಡಾವಣೆಗೊಂಡಿದೆ. ಹೈದರಾಬಾದ್ ಮೂಲದ ಸ್ಕೈರೂಟ್ ಏರೋಸ್ಪೇಸ್ ಸಂಸ್ಥೆ ಹಮ್ಮಿಕೊಂಡಿದ್ದ ಈ ಐತಿಹಾಸಿಕ ಪರೀಕ್ಷಾರ್ಥ ಉಡಾವಣೆಗೆ ಮಿಷನ್ ಆಗಮನ್ ಎಂದು ಹೆಸರಿಸಲಾಗಿತ್ತು. ಮಧ್ಯಾಹ್ನ 12:05 ಉಡಾವಣೆಗೊಂಡ ಈ ರಾಕೆಟ್ ದೇಶ ಹಾಗೂ ವಿದೇಶಗಳ ವಿವಿಧ ತಂತ್ರಜ್ಞಾನ ಪ್ರಾತ್ಯಕ್ಷಿಕ ಪೇಲೋಡ್ಗಳೊಂದಿಗೆ ಮತ್ತು ಪ್ರಧಾನಿ ನರೇಂದ್ರ ಮೋದಿ ಸಂದೇಶ ಇರುವ ಪೋಸ್ಟ್ ಕಾರ್ಡ್ ಅನ್ನು ಹೊತ್ತೊಯ್ದಿದೆ. ತಾಂತ್ರಿಕ ಕಾರಣಗಳಿಂದಾಗಿ ನಿಗದಿತ ಸಮಯಕ್ಕಿಂತ 35 ನಿಮಿಷ ತಡವಾಗಿ ಉಡಾವಣೆಗೊಂಡಿತು. ಭಾರತದ ಬಾಹ್ಯಾಕಾಶ ಕಾರ್ಯಕ್ರಮದ ಪಿತಾಮಹ ವಿಕ್ರಮ್ ಸಾರಾಭಾಯಿ ಅವರ ಸ್ಮರಣಾರ್ಥ

0: ಹೆಸರಿಸಲಾದ ಈ ರಾಕೆಟ್ ಅನ್ನು ಸಂಪೂರ್ಣ ಕಾರ್ಬನ್ ಕಂಪೋಸಿಟ್ ರಚನೆಯಿಂದ ನಿರ್ಮಿಸಲಾಗಿದೆ. ಇದು ದೇಶೀಯವಾಗಿ ಅಭಿವೃದ್ಧಿಪಡಿಸಲಾದ 3D ಪ್ರಿಂಟೆಡ್ ಇಂಜಿನ್ಗಳು ಮತ್ತು ಘನ ಇಂಧನ ರಾಕೆಟ್ ಬೂಸ್ಟರ್ಗಳನ್ನು ಒಳಗೊಂಡಿದೆ. ಈ ರಾಕೆಟ್ ಸ್ಪೇಸ್ ಕಾಸ್ಮೋಸರ್ವ್, ಡಿಕ್ಯೂಬ್ಡ್ ಮತ್ತು ಸ್ಕೈರೂಟ್ನ ಸ್ಕೋಪ್ ಸಂಸ್ಥೆಗಳ ಪೇಲೋಡ್ಗಳ ಜೊತೆಗೆ ಕಾಸ್ಮಿಕ್ ಬ್ಲೂಮ್ ಎಂಬ ಕಲಾಕೃತಿಯನ್ನು ಬಾಹ್ಯಾಕಾಶಕ್ಕೆ ಕೊಂಡೊಯ್ದಿದೆ. ಈ ಸಾಧನೆಗೆ ಪ್ರಧಾನಿ ನರೇಂದ್ರ ಮೋದಿ ಸೇರಿದಂತೆ ಅನೇಕ ಗಣ್ಯರು ವಿಜ್ಞಾನಿಗಳಿಗೆ ಅಭಿನಂದನೆ ಸಲ್ಲಿಸಿದ್ದಾರೆ. ವಿಕ್ರಮ್ 1 ಯಶಸ್ವಿ ಉಡಾವಣೆಗೆ ಕೇಂದ್ರ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವ ಡಾ ಜಿತೇಂದ್ರ ಸಿಂಗ್ ಅವರು ಸ್ಕೈರೂಟ್ ಏರೋಸ್ಪೇಸ್ ಸಂಸ್ಥೆಯನ್ನು ಅಭಿನಂದಿಸಿದ್ದಾರೆ. ದೇಶದಲ್ಲಿ ವಿಸ್ತರಿಸುತ್ತಿರುವ ಖಾಸಗಿ ಬಾಹ್ಯಾಕಾಶ ವಲಯಕ್ಕೆ ಈ ಮಿಷನ್ ಒಂದು ಪ್ರಮುಖ ಮೈಲಿಗಲ್ಲು ಎಂದು ಅವರು ಹೇಳಿದ್ದಾರೆ. 72 ರಾಷ್ಟೀಯ ಚಲನಚಿತ್ರ ಪ್ರಶಸ್ತಿಗಳನ್ನು ಇಂದು ಪ್ರಕಟಿಸಲಾಗಿದೆ. ಅತ್ಯುತ್ತಮ ಚಲನಚಿತ್ರ ವಿಮರ್ಶಕ ಪ್ರಶಸ್ತಿಗೆ ಸಂಜೀವ್ ಶ್ರೀವಾಸ್ತವ ಭಾಜನರಾಗಿದ್ದಾರೆ. ಕೆ ಪ್ರದೀಪ್ ಕುಮಾರ್ ಶೆಟ್ಟಿ ಅವರ ನಾನಿರುವುದು ನಿಮಗಾಗಿ, ನಾಡಿರುವುದೇ ನನಗಾಗಿ, ಕನ್ನಡ ಸಿನಿಮಾದ ತತ್ವ ಮತ್ತು ರಾಜಕೀಯ ಎಂಬ ಕೃತಿಗೆ ಸಿನಿಮಾ ಕುರಿತ ಅತ್ಯುತ್ತಮ ಬರಹ ಪ್ರಶಸ್ತಿ ಸಂದಿದೆ. ಕನ್ನಡದ ಮಿಥ್ಯಾ ಚಿತ್ರಕ್ಕಾಗಿ ಉತ್ತಮ ಪೋಷಕ ನಟಿ ಪ್ರಶಸ್ತಿಗೆ ರೂಪಶ್ರೀ ವರ್ಕಾಡಿ ಹಾಗೂ ಅತ್ಯುನ್ನತ ಬಾಲನಟ ಪ್ರಶಸ್ತಿಗೆ ಅತೀಶ್ ಶೆಟ್ಟಿ ಭಾಜನರಾಗಿದ್ದಾರೆ. ಶಿವಧ್ವಜ ಶೆಟ್ಟಿ ನಿರ್ದೇಶನದ ಇಂಬು ಚಿತ್ರ ಉತ್ತಮ ತುಳು ಪ್ರಶಸ್ತಿ ಪಡೆದಿದೆ. ನಾನ್ ಫೀಚರ್ ಫಿಲಂ ವಿಭಾಗದಲ್ಲಿ ಶಿವಪಾಲ್ ಸಿಂಗ್ ಕಾಂಗ್ ಅವರು ಪರಾಡ್ 41 ಡಿಗ್ರಿ ಚಯ ಮಗವರ್ಗಾಗಿ ಅತ್ಯುತ್ತಮ ಸಂಗೀತ ನಿರ್ದೇಶನ ಪ್ರಶಸ್ತಿ ಪಡೆದಿದ್ದಾರೆ. ಸ್ಟ್ಯಾಚ್ಯೂ ಆಫ್ ಯುನಿಟಿ ಏಕತಾಕಾ ಪ್ರತೀಕ್ಗಾಗಿ ಆನಂದ್ ಎಲ್ ರೈ ಅವರು ಅತ್ಯುತ್ತಮ ನಿರ್ದೇಶನ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ಅತ್ಯುತ್ತಮ ಕಿರುಚಿತ್ರ ವಿಭಾಗದಲ್ಲಿ ಮರಾಠಿಯ ಹಮಸಾಫರ್ ಹಾಗೂ ಅತ್ಯುತ್ತಮ ನಾನ್ ಫೀಚರ್ ಚಿತ್ರ ವಿಭಾಗದಲ್ಲಿ ಸುಮೀರಾ ರಾಯ್ ನಿರ್ದೇಶನದ ಭಂಗಾ ಚಿತ್ರ ಪ್ರಶಸ್ತಿಗೆ ಆಯ್ಕೆಯಾಗಿದೆ. ರಾಷ್ಟಪತಿ ದ್ರೌಪದಿ ಮುರ್ಮು ನಾಳೆಯಿಂದ 25 ಮೊಲ್ಡೋವಾ, ಉತ್ತರ ಮ್ಯಾಸಿಡೋನಿಯಾ ಮತ್ತು ರೊಮೇನಿಯಾಗೆ ಅಧಿಕೃತ ಭೇಟಿ ನೀಡಲಿದ್ದಾರೆ. ಮೊಲ್ಡೋವಾ ಗಣರಾಜ್ಯ, ಉತ್ತರ ಮ್ಯಾಸಿಡೋನಿಯಾ ಗಣರಾಜ್ಯ ಮತ್ತು ರೊಮೇನಿಯಾದ ಅಧ್ಯಕ್ಷರ ಆಹ್ವಾನದ ಮೇರೆಗೆ ರಾಷ್ಟಪತಿ ದ್ರೌಪದಿ ಮುರ್ಮು ಈ ಭೇಟಿ ಕೈಗೊಂಡಿದ್ದಾರೆ. ಇದು ಮೊಲ್ಡೋವಾ ಗಣರಾಜ್ಯ ಮತ್ತು ಉತ್ತರ ಮ್ಯಾಸಿಡೋನಿಯಾಗೆ ಭಾರತದ ರಾಷ್ಟಪತಿ ಅವರ ಮೊದಲ ದ್ವಿಪಕ್ಷೀಯ ಭೇಟಿಯಾಗಿದೆ. ಅಲ್ಲದೆ ರೊಮೇನಿಯಾಗೆ 3 ಭಾರತದ ರಾಷ್ಟಪತಿ ಅವರ ಮೊದಲ ಭೇಟಿಯಾಗಲಿದೆ. ಸುಸ್ಥಿರ ಮತ್ತು ಆರೋಗ್ಯವಂತ ಸಮಾಜವೇ ಬಲಿಷ್ಠ ರಾಷ್ಟ್ರದ ಅಡಿಪಾಯ ಎಂದು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅಭಿಪ್ರಾಯಪಟ್ಟಿದ್ದಾರೆ. ನವದೆಹಲಿಯಲ್ಲಿಂದು ಭಾರತೀಯ ವೈದ್ಯಕೀಯ ಸಂಘ ಐಎಂಎ ಆಯೋಜಿಸಿದ್ದ ಪ್ರಶಸ್ತಿ ಪ್ರದಾನ ಸಮಾರಂಭ ಉದ್ದೇಶಿಸಿ ಮಾತನಾಡಿದ ಅವರು, ವೈದ್ಯಕೀಯ ವೃತ್ತಿಪರರು ಕೇವಲ ಆರೋಗ್ಯ ಸೇವೆಗಳನ್ನು ನೀಡುವುದಲ್ಲದೆ ದೇಶದ ಅಭಿವೃದ್ಧಿಯ ಪಯಣವನ್ನು ಬಲಪಡಿಸುತ್ತಿದ್ದಾರೆ ಎಂದರು. ವೈದ್ಯರು ತಮ್ಮ ಸಮರ್ಪಣೆ ಮತ್ತು ಸೇವೆಯ ಮೂಲಕ ರಾಷ್ಟ್ರ ನಿರ್ಮಾಣದಲ್ಲಿ ಮಹತ್ವದ ಪಾತ್ರ ವಹಿಸುತ್ತಿದ್ದಾರೆ. ವೈದ್ಯರನ್ನು ಗೌರವಿಸುವುದು ಎಂದರೆ ರಾಷ್ಟ್ರ ಸೇವೆ ಹಾಗೂ ರಾಷ್ಟ್ರ ನಿರ್ಮಾಣದ ಮನೋಭಾವವನ್ನು ಗೌರವಿಸಿದಂತೆಯೇ ಎಂದು ಸಚಿವ ರಾಜನಾಥ್ ಸಿಂಗ್ ಹೇಳಿದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ರೈಲ್ವೆ ಸಚಿವ ಅಶ್ವಿನಿ ವೈಷ್ಣವ್ ಅವರು ಇಂದು ವರ್ಚುವಲ್ ಮೂಲಕ ಉತ್ತರಾಖಂಡದ ರಾಮನಗರ ಡೆಹ್ರಾಡೂನ್ ಎಕ್ಸ್ಪ್ರೆಸ್ ರೈಲಿಗೆ ಚಾಲನೆ ನೀಡಿದರು. ಇದರೊಂದಿಗೆ ರಾಮನಗರ ಮತ್ತು ಡೆಹ್ರಾಡೂನ್ ನಡುವೆ ಮೊದಲ ಬಾರಿಗೆ ನೇರ ಎಕ್ಸ್ಪ್ರೆಸ್ ರೈಲು ಸೇವೆ ಆರಂಭವಾಗಿದೆ. ಈ ಹೊಸ ರೈಲು ಸೇವೆಯು ಈ ಭಾಗದ ಜನರ ಬಹುಕಾಲದ ಬೇಡಿಕೆಯನ್ನು ಈಡೇರಿಸಿದ್ದು, ಉತ್ತರಾಖಂಡದ ಕುಮಾವೋನ್ ಮತ್ತು ಗಡ್ವಾಲ್ ಪ್ರದೇಶಗಳ ನಡುವಿನ ರೈಲು ಸಂಪರ್ಕವನ್ನು ಮತ್ತಷ್ಟು ಬಲಪಡಿಸಲಿದೆ. ಈ ಸಂದರ್ಭದಲ್ಲಿ ಮಾತನಾಡಿದ ಸಚಿವ ಅಶ್ವಿನಿ ವೈಷ್ಣವ್, ರಾಮನಗರ ಡೆಹ್ರಾಡೂನ್ ಎಕ್ಸ್ಪ್ರೆಸ್ ರೈಲು ರಾಜ್ಯದ ಜನರಿಗೆ ವೇಗವಾದ, ಸುಲಭ ಹಾಗೂ ವಿಶ್ವಾಸಾರ್ಹ ರೈಲು ಸಂಪರ್ಕ ಒದಗಿಸಲಿದೆ. ಎರಡೂ ನಗರಗಳ ನಡುವೆ ಸಂಚರಿಸುವ ಮೊದಲ ನೇರ ಎಕ್ಸ್ಪ್ರೆಸ್ ರೈಲು ಇದಾಗಿದೆ ಎಂದು ಹೇಳಿದರು. ಪಶ್ಚಿಮ ಬಂಗಾಳದಲ್ಲಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಇಂದು ಸಿಲಿಗುರಿಯ ಜುಮಾಗಚ್ನಲ್ಲಿರುವ ಗಡಿ ಭದ್ರತಾ ಪಡೆ ಬಿಎಸ್ಎಫ್ ಶಿಬಿರಕ್ಕೆ ಭೇಟಿ ನೀಡಿ ಯೋಧರೊಂದಿಗೆ ಸಂವಾದ ನಡೆಸಿದರು. ಗಡಿ ಪ್ರದೇಶಗಳ ಭದ್ರತೆಯನ್ನು ಮತ್ತಷ್ಟು ಬಲಪಡಿಸುವುದು, ಜನನ ಮತ್ತು ಮರಣ ನೋಂದಣಿ ವ್ಯವಸ್ಥೆ ಹಾಗೂ ಕಾನೂನು ಮತ್ತು ಸುವ್ಯವಸ್ಥೆ ಪರಿಸ್ಥಿತಿಯ ಪರಿಶೀಲನೆ ಕುರಿತು ಸಭೆಯಲ್ಲಿ ಚರ್ಚೆ ನಡೆಯಿತು.

ಮತದಾರರ ಕುಂದುಕೊರತೆಗಳ ನಿವಾರಣೆ ಎಂದರೆ ಕೇವಲ ದೂರುಗಳನ್ನು ವಿಲೇವಾರಿ ಮಾಡುವುದಷ್ಟೇ ಅಲ್ಲ, ಅವರ ಸಮಸ್ಯೆಗಳು ಮತ್ತು ನಿರೀಕ್ಷೆಗಳಿಗೆ ಸಮರ್ಪಕ ಪರಿಹಾರ ಕಲ್ಪಿಸುವತ್ತ ಗಮನ ಹರಿಸಬೇಕು ಎಂದು ಕೇಂದ್ರ ಸಿಬ್ಬಂದಿ ಸಾರ್ವಜನಿಕ ಕುಂದುಕೊರತೆಗಳು ಮತ್ತು ಪಿಂಚಣಿ ಖಾತೆ ರಾಜ್ಯ ಸಚಿವ ಡಾಕ್ಟರ್ ಜಿತೇಂದ್ರ ಸಿಂಗ್ ಹೇಳಿದ್ದಾರೆ. ನವದೆಹಲಿಯಲ್ಲಿಂದು ನಡೆದ ಎರಡನೇ ರಾಷ್ಟೀಯ ಪಿಂಚಣಿ ವ್ಯಾಜ್ಯಗಳ ಕಾರ್ಯಾಗಾರವನ್ನುದ್ದೇಶಿಸಿ ಮಾತನಾಡಿದ ಅವರು, ಪಿಂಚಣಿಗೆ ಸಂಬಂಧಿಸಿದ ವಿವಾದಗಳನ್ನು ಆಡಳಿತಾತ್ಮಕ ಮಟ್ಟದಲ್ಲಿಯೇ ಇತ್ಯರ್ಥಪಡಿಸಬೇಕು, ಪಿಂಚಣಿದಾರರು ನ್ಯಾಯಾಲಯದ ಮೊರೆ ಹೋಗುವ ಪರಿಸ್ಥಿತಿ ನಿರ್ಮಾಣವಾಗಬಾರದು ಎಂದರು. ಪಿಂಚಣಿ ಮತ್ತು ಪಿಂಚಣಿದಾರರ ಕಲ್ಯಾಣ ಇಲಾಖೆಯು ನಾಗರಿಕ ಕೇಂದ್ರಿತ ಹಲವು ಸುಧಾರಣೆಗಳನ್ನು ಜಾರಿಗೆ ತಂದಿದ್ದು, ಪಾರದರ್ಶಕತೆ ಮತ್ತು ಕಾರ್ಯಕ್ಷಮತೆಯನ್ನು ಹೆಚ್ಚಿಸುವ ಉದ್ದೇಶದಿಂದ ಪಿಂಚಣಿ ಸೇವೆಗಳನ್ನು ಆನ್ಲೈನ್ ವ್ಯವಸ್ಥೆಯ ಮೂಲಕ ಡಿಜಿಟಲೀಕರಣಗೊಳಿಸಲಾಗಿದೆ ಎಂದು ಅವರು ತಿಳಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅಟಾರ್ನಿ ಜನರಲ್ ಆರ್ ವೆಂಕಟರಮಣಿ, ಪಿಂಚಣಿ ವ್ಯಾಜ್ಯಗಳ ಶೂನ್ಯೀಕರಣ ಗುರಿ ಸಾಧಿಸಲು ಎಲ್ಲ ಸಂಬಂಧಿತ ಸಂಸ್ಥೆಗಳು ಸಮನ್ವಯದಿಂದ ಕಾರ್ಯನಿರ್ವಹಿಸುವ ಅಗತ್ಯವಿದೆ ಎಂದು ತಿಳಿಸಿದರು. ಗುಜರಾತ್ನ ಅಹಮದಾಬಾದ್ನ ರಾಮೋಲ್ ಗತ್ರಾಡ್ ರಸ್ತೆಯಲ್ಲಿರುವ ಪಟಾಕಿ ತಯಾರಿಕೆ ಮತ್ತು ಸಂಸ್ಕರಣಾ ಘಟಕದಲ್ಲಿ ಇಂದು ಸಂಭವಿಸಿದ ಅಗ್ನಿ ಅವಘಡದಲ್ಲಿ 8 ಜನರು ಸಾವನ್ನಪ್ಪಿದ್ದು 10 ಜನರು ಗಾಯಗೊಂಡಿದ್ದಾರೆ. ಕ್ಷಿಪ್ರ ಕಾರ್ಯಪಡೆ ಸಿಬ್ಬಂದಿ ತಕ್ಷಣ ಸ್ಥಳಕ್ಕೆ ಧಾವಿಸಿ ಗಾಯಗೊಂಡ ಕಾರ್ಮಿಕರನ್ನು ರಕ್ಷಿಸಿದರು. ಗಾಯಾಳುಗಳನ್ನು ಚಿಕಿತ್ಸೆಗಾಗಿ ಹತ್ತಿರದ ಆಸ್ಪತ್ರೆಗಳಿಗೆ ದಾಖಲಿಸಲಾಗಿದೆ. ಅಗ್ನಿಶಾಮಕ ವಾಹನಗಳು ಸ್ಥಳಕ್ಕೆ ಧಾವಿಸಿ ಬೆಂಕಿಯನ್ನು ನಂದಿಸಿವೆ. ರಷ್ಯಾ ಮೇಲೆ ಉಕ್ರೇನ್ ನಡೆಸಿದ ಡ್ರೋನ್ ದಾಳಿಯಲ್ಲಿ 7 ಜನರು ಸಾವನ್ನಪ್ಪಿದ್ದು 51 ಮಂದಿ ಗಾಯಗೊಂಡಿದ್ದಾರೆ. ಉಕ್ರೇನ್ ಡ್ರೋನ್ ದಾಳಿಯಿಂದಾಗಿ ರಷ್ಯಾದ ಪ್ರಮುಖ ಆನ್ಲೈನ್ ಚಿಲ್ಲರೆ ಮಾರುಕಟ್ಟೆಯ 2 ವಿಶಾಲವಾದ ಗೋದಾಮುಗಳಿಗೆ ಹಾನಿಯಾಗಿವೆ. ಟಾಂಬೋವ್ ಪ್ರದೇಶದ ಕೊಟೋವ್ಸ್ಕ್ ಪಟ್ಟಣದಲ್ಲಿ ಮತ್ತು ಮಾಸ್ಕೋ ಬಳಿಯ ಎಲೆಕ್ಟ್ರೋಸ್ಟ್ರೋಲ್ ದಾಳಿಗಳು ನಡೆದಿವೆ ಎಂದು ರಷ್ಯಾದ ಅಧಿಕಾರಿಗಳು ಮಾಹಿತಿ ನೀಡಿದ್ದಾರೆ. ಡ್ರೋನ್ ಉತ್ಪಾದನೆಗೆ ಸೇರಿದ 2 ಮಹತ್ವದ ಲಾಜಿಸ್ಟಿಕ್ ಸೌಲಭ್ಯಗಳನ್ನು ಗುರಿಯಾಗಿಸಿಕೊಂಡು ಇಂದಿನ ದಾಳಿಗಳು ನಡೆದಿವೆ. ತೈಲ ಸೌಲಭ್ಯವನ್ನೂ ಸಹ ಹೊಡೆದುರುಳಿಸಲಾಗಿದೆ ಎಂದು ಉಕ್ರೇನ್ ಅಧ್ಯಕ್ಷ ವೊಲೊಡಿಮಿರ್ ಜೆಲೆನ್ಸ್ಕಿ ತಿಳಿಸಿದ್ದಾರೆ. ಫಿಫಾ ವಿಶ್ವಕಪ್ ಫುಟ್ಬಾಲ್ ಪಂದ್ಯಾವಳಿಯ ಅಂತಿಮ ಘಟ್ಟ ಸಮೀಪಿಸುತ್ತಿದ್ದು, ಇಂದು ಮಿಯಾಮಿ ಕ್ರೀಡಾಂಗಣದಲ್ಲಿ 3ನೇ ಸ್ಥಾನಕ್ಕಾಗಿ ನಡೆಯಲಿರುವ ಪ್ಲೇ ಆಫ್ ಪಂದ್ಯದಲ್ಲಿ ಫ್ರಾನ್ಸ್ ಮತ್ತು ಇಂಗ್ಲೆಂಡ್ ತಂಡಗಳು ಮುಖಾಮುಖಿಯಾಗಲಿವೆ. ಪಂದ್ಯ ಭಾರತೀಯ ಕಾಲಮಾನ ಇಂದು ಮಧ್ಯರಾತ್ರಿ 2:30 ಆರಂಭವಾಗಲಿದೆ. ಪಂದ್ಯಾವಳಿಯ ಫೈನಲ್ ಪಂದ್ಯ ನಾಳೆ ನ್ಯೂಯಾರ್ಕ್ನ ನ್ಯೂಜೆರ್ಸಿ ಕ್ರೀಡಾಂಗಣದಲ್ಲಿ ನಡೆಯಲಿದ್ದು, ಅರ್ಜೆಂಟೀನಾ ಮತ್ತು ಸ್ಪೇನ್ ತಂಡಗಳು ಟ್ರೋಫಿಗಾಗಿ ಸೆಣಸಾಟ ನಡೆಸಲಿವೆ. ಪಂದ್ಯ ಭಾರತೀಯ ಕಾಲಮಾನ ನಾಳೆ ಮಧ್ಯರಾತ್ರಿ 12:30 ಆರಂಭವಾಗಲಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ದೇಶದ ಮೊದಲ ಖಾಸಗಿ ನಿರ್ಮಿತ ರಾಕೆಟ್ ವಿಕ್ರಮ್-1 ಯಶಸ್ವಿ ಉಡಾವಣೆ, ಪ್ರಧಾನಿ ಸೇರಿ ಗಣ್ಯರಿಂದ ಅಭಿನಂದನೆ. 72ನೇ ರಾಷ್ಟೀಯ ಚಲನಚಿತ್ರ ಪ್ರಶಸ್ತಿ ಪ್ರಕಟ, ಉತ್ತಮ ಪೋಷಕ ನಟಿ ಪ್ರಶಸ್ತಿಗೆ ಕನ್ನಡದ ರೂಪಶ್ರೀ ವರ್ಕಾಡಿ, ಅತ್ಯುನ್ನತ ಬಾಲನಟ ಪ್ರಶಸ್ತಿಗೆ ಅತೀಶ್ ಶೆಟ್ಟಿ ಭಾಜನ. ಸುಸ್ಥಿರ ಆರೋಗ್ಯವಂತ ಸಮಾಜವೇ ಬಲಿಷ್ಠ ರಾಷ್ಟ್ರದ ಅಡಿಪಾಯ, ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅಭಿಮತ. ಹಾಗೂ ರಷ್ಯಾ ಮೇಲೆ ಉಕ್ರೇನ್ ದಾಳಿ, 7 ಜನರು ಸಾವು, 51 ಮಂದಿಗೆ ಗಾಯ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:05.

0: ಎಲ್ಲರಿಗೂ ನಮಸ್ಕಾರ. ಪ್ರಿಯ ಕೇಳುಗರೆ, ನೀವು ಕೇಳುತ್ತಿದ್ದೀರಿ ಜನಧ್ವನಿ ಸಮುದಾಯ ರೇಡಿಯೋ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಾನು ನಿಮ್ಮ ಬಾನುಲಿ ಗೆಳತಿ ಅನಿತಾ ಸರಗೂರು. ಭಾರತ ಸರ್ಕಾರ ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಮಾಹಿತಿ ಭದ್ರತಾ ಶಿಕ್ಷಣ ಕಾರ್ಯಕ್ರಮದಡಿಯಲ್ಲಿ ಇಂದು ನಾವು ಒಂದು ಬಹಳ ಮುಖ್ಯ ವಿಷಯದ ಬಗ್ಗೆ ಮಾತನಾಡುತ್ತಿದ್ದೇವೆ. ಅದು ಫಿಶಿಂಗ್. ಫಿಶಿಂಗ್ ಅಂದರೆ ಏನು, ಇದರಿಂದ ಯಾವ ರೀತಿಯ ತೊಂದರೆಗಳು ಆಗುತ್ತದೆ ಎಂಬುದರ ಬಗ್ಗೆ ಮಾಹಿತಿಯನ್ನ ತಿಳಿಯೋಣ.
1: ಫಿಶಿಂಗ್ ಅಂದರೆ ಇಂಟರ್ನೆಟ್ನಲ್ಲಿ ಮೋಸ ಮಾಡಿ ನಿಮ್ಮ ವೈಯಕ್ತಿಕ ಮಾಹಿತಿ ಪಡೆಯುವ ಪ್ರಕ್ರಿಯೆ. ಉದಾಹರಣೆಗೆ, ನಿಮ್ಮ ಬ್ಯಾಂಕ್ ಖಾತೆ ವಿವರಗಳು, ಪಾಸ್ವರ್ಡ್ಗಳು, ಕ್ರೆಡಿಟ್ ಕಾರ್ಡ್ ಸಂಖ್ಯೆಗಳು ಮುಂತಾದವುಗಳ ಬಗ್ಗೆ ಮೋಸ ಮಾಡುವುದು.
2: ಫಿಶಿಂಗ್ ಅಷ್ಟು ಅಪಾಯಕಾರವೇ? ನಾವು ದಿನವೂ ಮೊಬೈಲ್, ಇಮೇಲ್ ಬಳಸುತ್ತೇವೆ. ಫಿಶಿಂಗ್ ಯಾವ ರೀತಿಯಲ್ಲಿ ನಡೆಯುತ್ತದೆ?
1: ಪ್ರಧಾನವಾಗಿ ಮೂರು ರೀತಿಯ ಫಿಶಿಂಗ್ ಇದೆ. ಮೊದಲನೆಯದು ಇಮೇಲ್ ಫಿಶಿಂಗ್. ಅಂದರೆ ನೀವು ಬಿಗ್ ಬ್ಯಾಂಕ್ ಅಥವಾ ಖಾತೆ ಸಂಸ್ಥೆಯಿಂದ ಬಂದಂತೆ ಕಾಣುವ ಇಮೇಲ್. ಅದು ಲಿಂಕ್ ಕ್ಲಿಕ್ ಮಾಡಲು ಹೇಳುತ್ತದೆ, ಆದರೆ ಅದು ನಕಲಿ ಲಿಂಕ್ ಆಗಿರುತ್ತದೆ. ಎರಡನೆಯದು SMS ಅಥವಾ ಮೆಸೆಂಜರ್ ಫಿಶಿಂಗ್ ಅಥವಾ ಸ್ಮಿಶಿಂಗ್. ಅಂದರೆ ಸಂದೇಶದಲ್ಲಿ ನಿಮ್ಮ ಪಾಸ್ವರ್ಡ್ ಅಥವಾ OTP

0: ಒಂತೆ ಕೇಳಲಾಗುತ್ತದೆ. ಮೂರನೆಯದು ಫೇಕ್ ವೆಬ್ಸೈಟ್ ಫಿಶಿಂಗ್, ಅಂದರೆ ನಕಲಿ ವೆಬ್ಸೈಟ್ ನಿಮ್ಮ ಲಾಗಿನ್ ವಿವರಗಳನ್ನು ಕಳ್ಳತನ ಮಾಡಲು ತಯಾರಾಗಿರುತ್ತದೆ.
1: ಹೌದು, ಇವುಗಳನ್ನು ಗಮನಿಸದೇ ಇದ್ದರೆ ದೊಡ್ಡ ತೊಂದರೆ ಆಗಬಹುದು. ನಾವು ಹೇಗೆ ಇವುಗಳಿಂದ ಎಚ್ಚರಿಕೆಯಿಂದ ಇರಬೇಕು?
0: ಇದಕ್ಕೆ ಕೆಲವು ಸುಲಭ ವಿಧಾನಗಳಿವೆ. ಯಾವುದೇ ಲಿಂಕ್ ಮೇಲೆ ಕ್ಲಿಕ್ ಮಾಡುವ ಮೊದಲು ಪರಿಶೀಲಿಸಿ, ಅದು ನಿಜವಾದ ವೆಬ್ಸೈಟ್ ಲಿಂಕ್ ಆಗಿದೆಯೇ ಎಂದು ಪರಿಶೀಲಿಸಿಕೊಳ್ಳಿ. ಯಾರಾದರೂ ನಿಮ್ಮ ಪಾಸ್ವರ್ಡ್ ಅಥವಾ OTP ಕೇಳಿದರೆ ನೇರವಾಗಿ ನಿಮ್ಮ ಬ್ಯಾಂಕ್ ಅಥವಾ ಸಂಸ್ಥೆಗೆ ಕರೆ ಮಾಡಿ. ಪಾಸ್ವರ್ಡನ್ನು ಬದಲಾವಣೆ ಮಾಡಿಕೊಳ್ಳಿ ಮತ್ತು ಪ್ರತಿ ವೆಬ್ಸೈಟ್ಗೆ ವಿಭಿನ್ನ ರೀತಿಯ ಪಾಸ್ವರ್ಡ್ಗಳನ್ನು ಉಪಯೋಗಿಸಿ. ಪಬ್ಲಿಕ್ ವೈಫೈ ಬಳಸುವಾಗ ಬ್ಯಾಂಕ್ ಅಥವಾ ವೈಯಕ್ತಿಕ ಕರೆಗಳನ್ನು ಮಾಡಬೇಡಿ. ಆಧುನಿಕ ಅಂತಿಮ ಸಂರಕ್ಷಣೆ, ಅಂದರೆ ಆಂಟಿವೈರಸ್ ಅಥವಾ ಸೆಕ್ಯುರಿಟಿ ಸಾಫ್ಟ್ವೇರ್ಗಳನ್ನು ಉಪಯೋಗಿಸಿ.
1: ಹಾಗಾದರೆ ಫಿಶಿಂಗ್ ಒಂದು ಡಿಜಿಟಲ್ ಚತುರಕರ್ಮ ಎಂಬಂತೆ. ಇದನ್ನು ಮಾಡುವಾಗ ಎಚ್ಚರಿಕೆಯೊಂದಿಗೆ ನಡೆದುಕೊಂಡರೆ ಮಾತ್ರ ತಪ್ಪಿಸಬಹುದು.
0: ನಾವು ಅರಿವು ಮೂಡಿಸುವ ಮೂಲಕ ನಮ್ಮ ಕುಟುಂಬ, ಸ್ನೇಹಿತರು ಮತ್ತು ಸಹೋದ್ಯೋಗಿಗಳನ್ನು ಸಹ ರಕ್ಷಿಸಬಹುದು.
1: ಹೌದು ಸ್ಮಿತ್, ನಿಮ್ಮ ಸ್ನೇಹಿತರಿಗೆ ಈ ಮಾಹಿತಿಯನ್ನು ಹಂಚಿಕೊಳ್ಳಿ, ನಿಮ್ಮ ಹಣ ಮತ್ತು ಮಾಹಿತಿಯನ್ನು ಕಾಪಾಡಿಕೊಳ್ಳಿ.
0: ನೀವು ಫಿಶಿಂಗ್ನಿಂದ ತಪ್ಪಿಸಿಕೊಳ್ಳಬೇಕಾದರೆ ಲಿಂಕ್ ಅಥವಾ ಫೈಲ್ ಕ್ಲಿಕ್ ಮಾಡುವ ಮೊದಲು ಚೆಕ್ ಮಾಡಿ. OTP ಅಥವಾ ಪಾಸ್ವರ್ಡ್ ಕೇಳಿದರೆ ನೇರವಾಗಿ ಸಂಸ್ಥೆಗೆ ಸಂಪರ್ಕಿಸಿ. ಸುರಕ್ಷಿತ ಪಾಸ್ವರ್ಡ್ ಉಪಯೋಗಿಸಿ. ಪಬ್ಲಿಕ್ ವೈಫೈ ಮೇಲೆ ಲಾಗಿನ್ ಮಾಹಿತಿ ಹಂಚಬೇಡಿ.
1: ಇದು ಕೇವಲ ನಾವು ಎಚ್ಚರಿಕೆಯಿಂದ ನಡೆದುಕೊಂಡರೆ ಮಾತ್ರ ಸಾಧ್ಯ. ಪ್ರಿಯ ಶ್ರೋತೃಗಳೇ, ನಿಮ್ಮ ಡಿಜಿಟಲ್ ಜೀವನವನ್ನು ಸುರಕ್ಷಿತವಾಗಿಡಿ, ಎಚ್ಚರಿಕೆಯಿಂದ ಡಿಜಿಟಲ್ ಸೇವೆಗಳನ್ನು ಉಪಯೋಗಿಸಿ ಎಂದು ಹೇಳುತ್ತಾ ಭಾರತ ಸರ್ಕಾರ ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಮಾಹಿತಿ ಭದ್ರತಾ ಶಿಕ್ಷಣ ಕಾರ್ಯಕ್ರಮದಡಿಯಲ್ಲಿ ಪ್ರಸಾರವಾಗುತ್ತಿರುವ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸುತ್ತಿದ್ದೇವೆ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಷಯದ ಬಗ್ಗೆ ತಿಳಿದುಕೊಳ್ಳೋಣ. ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ.

0: ನಮಸ್ಕಾರ ಪ್ರಿಯ ಕೇಳುಗರಿ, ನೀವು ಕೇಳ್ತಾ ಇದ್ದೀರಿ ಜನಧ್ವನಿ ಸಮುದಾಯ ರೇಡಿಯೋ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಾನು ನಿಮ್ಮ ರೇಡಿಯೋ ಕೇಳ್ತಿ ಪ್ರೀತಿ. ಭಾರತ ಸರ್ಕಾರ ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಮಾಹಿತಿ ಭದ್ರತಾ ಶಿಕ್ಷಣ ಕಾರ್ಯಕ್ರಮದಡಿಯಲ್ಲಿ ಇಂದು ನಾವು ಒಂದು ಬಹಳ ಮುಖ್ಯ ವಿಷಯದ ಬಗ್ಗೆ ಮಾತನಾಡುತ್ತಿದ್ದೇವೆ. ಅದು ಸಾಮಾಜಿಕ ಜಾಲತಾಣದ ಸುರಕ್ಷತೆಯ ಕುರಿತು. ಅಂದರೆ ಸಾಮಾಜಿಕ ಜಾಲತಾಣ ಎಂದರೆ ಏನು, ಇದರಿಂದ ಆಗುವಂತಹ ತೊಂದರೆಗಳು ಹಾಗೂ ಸುರಕ್ಷತೆಯ ಕುರಿತು ತಿಳಿದುಕೊಳ್ಳೋಣ. ಇಂದು ನಾವು ಫೇಸ್ಬುಕ್, ಇನ್ಸ್ಟಾಗ್ರಾಮ್, ವಾಟ್ಸಪ್ ಮುಂತಾದ ಜಾಲತಾಣಗಳಲ್ಲಿ ಫೋಟೋಗಳು, ವಿಡಿಯೋಗಳು, ವೈಯಕ್ತಿಕ ಮಾಹಿತಿಯನ್ನ ಹಂಚಿಕೊಳ್ಳುತ್ತಿದ್ದೇವೆ. ಆದರೆ ನಾವು ಹಂಚುವ ಪ್ರತಿಯೊಂದು ಮಾಹಿತಿ ನಮ್ಮ ಸುರಕ್ಷತೆಗೆ ಸಂಬಂಧಿಸಿದೆ.
1: ನಾನು ಈಗ ಮೈಸೂರಿಗೆ ಹೋಗುತ್ತಿದ್ದೇನೆ, ಮನೆ ಖಾಲಿ ಇದೆ ಅಂತ ಪೋಸ್ಟ್ ಮಾಡಿದ್ದೇನೆ.
2: ಅಯ್ಯೋ, ಇದು ತುಂಬಾ ಅಪಾಯಕಾರಿ, ಯಾರಾದರೂ ಇದನ್ನ ನೋಡಿ ದುರುಪಯೋಗ ಮಾಡಿಕೊಳ್ಳಬಹುದು.
0: ಲೊಕೇಶನ್ ಶೇರಿಂಗ್, ಟ್ರಾವೆಲ್ ಪ್ಲಾನ್ಸ್ ಪೋಸ್ಟಿಂಗ್, ಲೈವ್ ಅಪ್ಡೇಟ್ಸ್, ಇವುಗಳು ಅಪರಾಧಿಗಳಿಗೆ ಅವಕಾಶ ಕೊಡಬಹುದು. ಫಿಶಿಂಗ್ ಮತ್ತು ನಕಲಿ ಲಾಗಿನ್ಗಳಿಂದ ಆಗುವಂತಹ ತೊಂದರೆಗಳ ಬಗ್ಗೆ ತಿಳಿದುಕೊಳ್ಳೋಣ.
2: ನನಗೆ ಇನ್ಸ್ಟಾಗ್ರಾಮ್ ಲಾಗಿನ್ ಎಕ್ಸ್ಪೈರ್ಡ್ ಆಗಿದೆ ಅಂತ ಒಂದು ಲಿಂಕ್ ಬಂದಿದೆ.
1: ಹೌದಾ, ಇದು ಫಿಶಿಂಗ್ ಅಟ್ಯಾಕ್. ಫೇಕ್ ಲಾಗಿನ್ ಪೇಜ್ ಪಾಸ್ವರ್ಡ್ ಸ್ಟೀಲ್ ಮಾಡ್ತಾರೆ.
0: ಯು ಆರ್ ಎಲ್ ತಪ್ಪಾಗಿ ಕಾಣಬಹುದು, ಉದಾಹರಣೆಗೆ instagram.com ಅಫಿಷಿಯಲ್ ಸೈಟ್ ಆಗಿ ಕಾಣಬಹುದು, ಆದರೆ ಫೇಕ್ ಆಗಿರುತ್ತದೆ. ಹಾಗೆ ಈಗ ಅಕೌಂಟ್ ಹ್ಯಾಕಿಂಗ್ ಬಗ್ಗೆ ತಿಳಿದುಕೊಳ್ಳೋಣ.
1: ಓ, ನನ್ನ ಅಕೌಂಟ್ ಹ್ಯಾಕ್ ಆಗಿದೆ, ನನ್ನ ಹೆಸರಿನಲ್ಲಿ ಮೆಸೇಜ್ ಹೋಗ್ತಿದೆ.
2: ಹೌದಾ, ನೀನು 2FA ಎನೇಬಲ್ ಮಾಡಿದೀಯಾ?
1: ಇಲ್ವಲ್ಲ.
0: 2FA ಇಲ್ಲದಿದ್ದರೆ ಅಕೌಂಟ್ ಹ್ಯಾಕ್ ಆಗುವುದು ಸುಲಭ. ಜಾಗೃತರಾಗಿರಿ, ಸುರಕ್ಷಿತರಾಗಿರಿ. ನಾವೀಗ ಸಾಮಾಜಿಕ ಜಾಲತಾಣದ ಸುರಕ್ಷತಾ ಕ್ರಮಗಳ ಬಗ್ಗೆ ತಿಳಿದುಕೊಳ್ಳೋಣ. ಮೊದಲನೆಯದಾಗಿ ಸ್ಟ್ರಾಂಗ್ ಪಾಸ್ವರ್ಡ್ ಸ್ಟ್ರಾಟರ್ಜಿ, ಕನಿಷ್ಠ 12 ಅಕ್ಷರಗಳನ್ನು ಹೊಂದಿರಬೇಕು. ಅಂದರೆ ಅಪ್ಪರ್ ಕೇಸ್, ಲೋವರ್ ಕೇಸ್, ನಂಬರ್ಸ್, ಸಿಂಬಲ್ಸ್ ಇರಿಸಿ ಪಾಸ್ವರ್ಡ್ ಇಡುವುದು ಉತ್ತಮ. ಎಕ್ಸಾಂಪಲ್, ಕರ್ನಾಟಕ ಅಟ್ 2026 #safe.
1: ಟೂ ಫ್ಯಾಕ್ಟರ್ ಅಥೆಂಟಿಕೇಶನ್, 2FA ಪಾಸ್.

0: ಜೊತೆಗೆ ಓಟಿಪಿ ಅಥೆಂಟಿಕೇಟರ್ ಆಪ್ ಆಕ್ ಆಗೋ ಸಾಧ್ಯತೆ ಕಡಿಮೆಯಾಗುತ್ತದೆ. ಮೂರನೆಯದಾಗಿ ಪ್ರೈವಸಿ ಸೆಟ್ಟಿಂಗ್ ಕಸ್ಟಮೈಸೇಷನ್. ಹೂ ಕ್ಯಾನ್ ಸೀ ಯುವರ್ ಪೋಸ್ಟ್ ಫ್ರೆಂಡ್ಸ್ ಓನ್ಲಿ, ಹೂ ಕ್ಯಾನ್ ಕಾಂಟ್ಯಾಕ್ಟ್ ಯು ಲಿಮಿಟ್, ಓವರ್ ಶೇರಿಂಗ್ ತಪ್ಪಿಸಲು ನಿಜವಾದ ವಿಳಾಸವನ್ನು ಹೇಳಬಾರದು, ನಮ್ಮ ಫೋನ್ ನಂಬರ್ ಅನ್ನು ಕೊಡಬಾರದು, ಬ್ಯಾಂಕ್ ಡೀಟೇಲ್ಸ್ ಅನ್ನು ನೀಡಬಾರದು ಹಾಗೂ ಟ್ರಾವೆಲ್ ಪ್ಲಾನ್ ಅನ್ನು ತಿಳಿಸಬಾರದು.
1: ಹಾಗಾದರೆ ಫೇಕ್ ಪ್ರೊಫೈಲ್ಸ್ ಗುರುತಿಸುವುದು ಹೇಗೆ? ಪ್ರೊಫೈಲ್ ಫೋಟೋ ಕಾಪಿಡ್ ಆಗಿರಬಹುದು, ಫಾಲೋವರ್ಸ್ ಕಡಿಮೆ ಆಗಿರಬಹುದು, ಹಾಗೆ ಹೊಸ ಅಕೌಂಟ್ ಎಂದು ಕಾಣಿಸಬಹುದು. ಈ ರೀತಿಯಲ್ಲಿ ಕಂಡುಬಂದರೆ ಇದನ್ನು ಫೇಕ್ ಅಕೌಂಟ್ ಎಂದು ತಿಳಿಯಬಹುದು.
0: ಅನುಮಾನಾಸ್ಪದ ಲಿಂಕ್ಗಳಿಂದ ತಪ್ಪಿಸಿಕೊಳ್ಳುವುದು ಹೇಗೆ ಎಂದರೆ, ಶಾರ್ಟ್ ಲಿಂಕ್ ಜಾಗ್ರತೆ ವಹಿಸುವುದು, ಕ್ಲಿಕ್ ಮಾಡುವ ಮೊದಲೇ ಪರಿಶೀಲನೆ ನಡೆಸುವುದು ಉತ್ತಮ.
1: ಡಿವೈಸ್ ಸೆಕ್ಯೂರಿಟಿಯನ್ನು ಹೇಗೆ ಕಾಪಾಡಿಕೊಳ್ಳಬಹುದೆಂದರೆ, ಸ್ಕ್ರೀನ್ ಲಾಕ್ ಮತ್ತು ಆ್ಯಪ್ ಲಾಕ್ ಇಡುವುದರ ಮುಖಾಂತರ ಹಾಗೂ ಸಾಮಾಜಿಕ ಜಾಲತಾಣವನ್ನು ಬಳಸಿದ ನಂತರ ಲಾಗ್ಔಟ್ ಮಾಡುವುದರ ಮುಖಾಂತರ.
0: ರೆಗ್ಯುಲರ್ ಚೆಕ್ ಹೇಗೆ ಮಾಡುವುದು, ಲಾಗಿನ್ ಆಕ್ಟಿವಿಟಿ ಚೆಕ್ ಮಾಡುವುದು, ಅನ್ನೋನ್ ಡಿವೈಸ್ ಲಾಗ್ಔಟ್ ಮಾಡುವುದು, ರಿಕವರಿ ಅವೇರ್ನೆಸ್ ಬಗ್ಗೆ ತಿಳಿದುಕೊಳ್ಳುವುದು, ಅಕೌಂಟ್ ಹ್ಯಾಕ್ ಆದಲ್ಲಿ ಏನು ಮಾಡಬೇಕು, ಪಾಸ್ವರ್ಡ್ ಚೇಂಜ್ ಮಾಡುವುದು, ಇಮೇಲ್ ವೆರಿಫೈ ಮಾಡುವುದು, ಸೈಬರ್ ಕ್ರೈಮ್ಗೆ ರಿಪೋರ್ಟ್ ನೀಡುವುದು. ಹೆಚ್ಚಿನ ಮಾಹಿತಿಗಾಗಿ 1930ಗೆ ಕರೆ ಮಾಡಿ cybercrime.gov.in ನಲ್ಲಿ ದೂರು ನೀಡುವುದು. ಸಾಮಾಜಿಕ ಜಾಲತಾಣಗಳು ನಮ್ಮ ಜೀವನವನ್ನ ಸುಲಭ ಮಾಡುತ್ತದೆ, ಆದರೆ ಸುರಕ್ಷತೆ ನಮ್ಮ ಕೈಲಿದೆ. ಜಾಗೃತರಾಗಿರಿ,
1: ಜವಾಬ್ದಾರಿಯಿಂದ ಬಳಸಿ,
0: ನಿಮ್ಮ ಮಾಹಿತಿಯನ್ನು ಕಾಪಾಡಿಕೊಳ್ಳಿ.
1: ಸುರಕ್ಷಿತ ಬಳಕೆ ಸುಖಕರ ಬದುಕು ಅಂತ ಹೇಳುತ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸುತ್ತಿದ್ದೇವೆ. ಈ ಕಾರ್ಯಕ್ರಮವು ಭಾರತ ಸರ್ಕಾರ ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಮಾಹಿತಿ ಭದ್ರತಾ ಶಿಕ್ಷಣದ ಕಾರ್ಯಕ್ರಮದಡಿಯಲ್ಲಿ ಪ್ರಸಾರವಾಗುತ್ತಿರುವ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸುತ್ತಿದ್ದೇವೆ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಷಯದ ಬಗ್ಗೆ ತಿಳಿದುಕೊಳ್ಳೋಣ. ಅಲ್ಲಿವರೆಗೂ ಕೇಳ್ತಾ ಇರಿ ಜನಧ್ವನಿ ಸಮುದಾಯ ರೇಡಿಯೋ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗುರಿನಿಂದ ಪ್ರಸಾರವಾಗುತ್ತಿದೆ. ಧನ್ಯವಾದಗಳು.

ಇದುವರೆಗೂ ಗಾನಗಂಧರ್ವ ಕಾರ್ಯಕ್ರಮದಲ್ಲಿ ಸುಮಧುರ ಕನ್ನಡ ಚಲನಚಿತ್ರ ಗೀತೆಗಳನ್ನ ಕೇಳಿದಿರಿ. ಪ್ರಿಯ ಶ್ರೋತೃಗಳೇ, ಇಲ್ಲಿಗೆ ಇವತ್ತಿನ ನಮ್ಮ ಕಾರ್ಯಕ್ರಮಗಳ ಪ್ರಸಾರವನ್ನ ಮುಕ್ತಾಯಗೊಳಿಸುತ್ತಿದ್ದೇವೆ. ನಮ್ಮ ಮುಂದಿನ ಪ್ರಸಾರದ ಸಮಯ ನಾಳೆ ಬೆಳಗ್ಗೆ 6:30 ಆರಂಭವಾಗುತ್ತದೆ. ನಮ್ಮ ಜನಧ್ವನಿ ಕಾರ್ಯಕ್ರಮಗಳ ಕುರಿತು ತಮ್ಮ ಅನಿಸಿಕೆ ಅಭಿಪ್ರಾಯವನ್ನು ತಿಳಿಸಲು ಕರೆ ಮಾಡಿ 9900531119 ಮತ್ತೊಮ್ಮೆ ದೂರವಾಣಿ ಸಂಖ್ಯೆ 9900531119. ನಮಸ್ಕಾರ, ಶುಭರಾತ್ರಿ.